ಬಾರದು ಎಂಬ ಎಚ್ಚರದ ಕಳಕಳಿಯು ನಮಗಿಲ್ಲಿದೆ. ಮನಸ್ಸಿನ ಭಾವನೆಗಳಿಗೆ ಅಕ್ಷರದ ರೂಪದಲ್ಲಿ ಜೀವಂತಿಕೆ ತುಂಬಿದ ಈ ಹಾಡು ಎಲ್ಲರ ಮನಮುಟ್ಟುವಂತಿದೆ. ಹೂ ಅರಳುವುದು ಎಷ್ಟು ಸಹಜವೋ ಹಾಗೆ ಕಥೆಯ ಒಡಲಾಳದ ಧ್ವನಿ ಇಲ್ಲಿ ಸಹಜವಾಗಿ ಅರಳಿಕೊಂಡಿದೆ. ಅಲಂಕಾರ ಮಾಡಿಕೊಳ್ಳಲು ಮನಸ್ಸಿರುವ ಹೆಣ್ಣಿಗೆ ಇನ್ನೂ ಅಂದವನ್ನು ಕೊಟ್ಟಿದೆ, ವಿದುರನಿಗೆ ಆಳು ಕೊಟ್ಟಿದೆ, ಈ ಮಣ್ಣಿಗೆ ದೇಹ ಕೊಟ್ಟದಕ್ಕೆ ಜೀವವನ್ನೇ ಕೊಟ್ಟಿದೆ ಮಾಧವವೆಂಬ ಶಕ್ತಿ. ಈ ಶಕ್ತಿಯ ರೂಪ ಅಗಾಧ ಚೈತನ್ಯದಿಂದ ಕೂಡಿದೆ. ಬದುಕ ಹಾದಿಯ ದಿಟ್ಟ ಹೆಜ್ಜೆಗಳು ಇನ್ನೂ ಬಲಯುತವಾಗಬೇಕು. ಬದುಕು ನೀರ ಮೇಲಿನ ಗುಳ್ಳೆಯಂತೆ ಸ್ಥಿರವಲ್ಲವಾದರೂ ಜೀವನ ಪ್ರೀತಿಯ ಸೆಲೆಯಿದ್ದ ಮನುಷ್ಯ ಗುಳ್ಳೆಯಾಗಿಯೇ ಹಲವುಗಳಿಗೆ ಜೀವಿಸಿದ್ದರಲ್ಲಿಯೇ ಬೆಳಕು ಕಾಣುತ್ತಾನೆ. ಜೀವನದಲ್ಲಿ ನಮಗೆ ಎಲ್ಲವನ್ನೂ ಕೊಟ್ಟ ಅಗಾಧತೆಗೆ ಶಿರಬಾಗಿ ಕೃತಜ್ಞತೆ ನಮಿಸಿದ ಈ ಗೀತೆಯನ್ನು ಕೇಳುತ್ತಾ

ಇದುವರೆಗೆ ಭಾವಯಾನ ಭಾವಗೀತೆಗಳ ಸಂಯೋಜಿತ ಕಾರ್ಯಕ್ರಮವನ್ನು ಕೇಳಿದಿರಿ. ಪ್ರಸ್ತುತಪಡಿಸಿದವರು ಶ್ರೀಮತಿ ಸಂಗೀತಾ ರವಿರಾಜ್ ಹೋರು ಚೆಂಬು. ಸಂಕಲನ ಮಮತಾ ಶಾಸ್ತ್ರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಇಂದು ರಾಷ್ಟ್ರೀಯ ಪಂಚಾಂಗ 1948ನೇ ಶಕವರ್ಷ ಭಾದ್ರಪದ ಮಾಸದ 8ನೇ ದಿನ ಅಂದರೆ 2026ನೇ ಇಸವಿ ಆಗಸ್ಟ್ ತಿಂಗಳ 30ನೇ ತಾರೀಖು ಭಾನುವಾರ. ಸಮಯ 5:58:50. ಆತ್ಮೀಯ ಶ್ರೋತೃಬಾಂಧವರಿಗೆಲ್ಲ ನಿಮ್ಮ ಬಾನುಲಿ ಗೆಳತಿ ಸೌಮ್ಯ ಕುಲಕರ್ಣಿಯ ಮುಂಜಾನೆಯ ನಮಸ್ಕಾರ ಹಾಗೂ ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಆತ್ಮೀಯ ಸ್ವಾಗತ.

ಇದು ಆಕಾಶವಾಣಿ ಬೆಂಗಳೂರು. ಸಮಯ ಆಗಿದೆ 6:01. ಶ್ರೋತೃಗಳೇ, ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಬೆಳಿಗ್ಗೆ 10:55 ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳುವ ಮನ್ ಕಿ ಬಾತ್ ಪ್ರಸಾರವಾಗಲಿದೆ. ನಂತರ ಕನ್ನಡ ಅವತರಣಿಕೆ ಮನದ ಮಾತು ಮೂಡಿಬರುವುದು. ಮುಂಜಾನೆ 6:10 ಶುಭೋದಯ ಕರ್ನಾಟಕ, 6:30 ಚಿಂತನ ರಾಧಾ ಪ್ರಕಾಶ್ ಅವರಿಂದ ಬೆಂಗಳೂರು ಕೇಂದ್ರದ ಕೊಡುಗೆ, 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ, 6:40 ದೇಶಭಕ್ತಿ ಗೀತೆಗಳು, 6:50 ರೈತರಿಗೆ ಸಲಹೆ, 7:15 ಎಂ ಶಿವಕುಮಾರ್ ಅವರು ಹಾಡಿರುವ ಭಾವಗೀತೆಗಳು, 7:45 ಹಾಗೂ 8:30 ಚಿತ್ರಗೀತೆಗಳನ್ನು ಆಲಿಸುವಿರಿ, 8:50 ಕಗ್ಗದ ಸಿರಿ ಪರಿಕಲ್ಪನೆ ಹಾಗೂ ವಾಚನ ಡಾ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್, 9:05 ಗೀತ ಪಲ್ಲವ, 9:30 ಗಾನಗಂಗೆ, 10:30 ಸುನ್ಹೇರೆ ಪಲ್, 10:55 ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳುವ ಮನ್ ಕಿ ಬಾತ್ ಕೇಳುವರಿ. ನಂತರ ಮನ್ ಕಿ ಬಾತ್ನ ಕನ್ನಡ ಅವತರಣಿಕೆ ಮನದ ಮಾತು ಪ್ರಸಾರವಾಗಲಿದೆ. 12:05 ವನಿತಾ ವಿಹಾರ, ಕೃಷ್ಣಂ ವಂದೇ ಜಗದ್ಗುರುಂ. ಕೃಷ್ಣ ಜನ್ಮಾಷ್ಟಮಿ ಹಿನ್ನೆಲೆಯಲ್ಲಿ ಶ್ರೀ ಕೃಷ್ಣಗಾನ ನಿಲಯದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ, ಬೆಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ, ಮಕ್ಕಳಲ್ಲಿ ಕಂಡುಬರುವ ಹೊಟ್ಟೆ ನೋವು ಈ ಕುರಿತು ಡಾಕ್ಟರ್ ಪ್ರಸಾದ್ ಬಿಎಸ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಲತೀಶ್ ಪಾಲ್ದಾನೆ, ಮಂಗಳೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಕುರಿತು ವಾಮದೇವ್ ಕೊಳ್ಳಿ ಅವರಿಂದ ಮಾಹಿತಿ, ಹೊಸಪೇಟೆ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು, 2:40 ಅನುವಾದ,

ಇದು ಆಕಾಶವಾಣಿ ಬೆಂಗಳೂರು. ಸಮಯ ಆಗಿದೆ 6:10. ಶುಭೋದಯ ಕರ್ನಾಟಕ ಕೇಳಿ ಶ್ರೀಲಕ್ಷ್ಮಿ ಅವರು ಹಾಡಿರುವ ವಚನಗಳು. ಮೊದಲಿಗೆ ಅಕ್ಕಮಹಾದೇವಿಯವರ ವಚನ.

ಇದುವರೆಗೆ ಶ್ರೀಲಕ್ಷ್ಮಿ ಬಿಸನಳ್ಳಿ ಅವರು ಹಾಡಿದ ಅಕ್ಕಮಹಾದೇವಿ ಹಾಗೂ ಬಸವಣ್ಣನವರ ವಚನಗಳನ್ನು ಕೇಳಿದಿರಿ. ತಬಲಾ ಸಾಥ್ ನೀಡಿದವರು ಆದರ್ಶ ಶೆಣೈ, ಹಾರ್ಮೋನಿಯಂ ಮಧುಸೂದನ ಭಟ್. ಶುಭೋದಯ ಕರ್ನಾಟಕದಲ್ಲಿ ಇನ್ನು ಮುಂದೆ ಕೇಳಿ ರಾಜಾ ಗುರುರಾಜಾಚಾರ್ ವಿರಚಿತ ಒಂದು ದೇವರ ನಾಮ, ಹಾಡಿದ್ದಾರೆ ಡಾಕ್ಟರ್ ಎಂ ಬಾಲಮುರಳಿ ಕೃಷ್ಣ. ರಾಘವೇಂದ್ರ ದಯತೋರೋ.

ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಕಡೆಯದಾಗಿ ಕೇಳಿ ವೃಂದಗಾನದಲ್ಲಿ ಬಸವಣ್ಣನವರ ವಚನ, ನೀರ ಕಂಡಲ್ಲಿ ಮುಳುಗುವ ರಯ್ಯ.

0: ಇದುವರೆಗೆ ಶುಭೋದಯ ಕರ್ನಾಟಕ ಭಕ್ತಿ ಸಂಗೀತವನ್ನ ಆಲಿಸಿದರೆ ಸಮಯ 6:30. ಆಕಾಶವಾಣಿ ಚಿಂತನ ರಾಧಾ ಪ್ರಕಾಶ್ ಅವರಿಂದ.
1: ನಮಸ್ಕಾರ ಅಂದರೆ ಗೌರವ ಸೂಚಕವಾಗಿ ಕೈ ಮುಗಿದು ತಲೆ ಬಾಗುವುದು ಎಂದರ್ಥ. ನಮಸ್ಕಾರಕ್ಕೆ ಶರಣು, ವಂದನೆ ಪದಗಳೂ ಸೇರಿವೆ. ಹಾಗೇನೆ ವಿವಿಧ ಬಗೆಯಲ್ಲಿ ನಮಸ್ಕಾರ ಹೇಳುವುದು ಕೂಡ ವಾಡಿಕೆಯಲ್ಲಿದೆ. ನಮಸ್ಕಾರ ದೇವರು, ನಮಸ್ಕಾರ ಬುದ್ಧಿ, ನಮಸ್ಕಾರ ಸ್ವಾಮಿ, ನಮಸ್ಕಾರ ಗುರು, ಹೀಗೆ ಇತ್ಯಾದಿ. ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶವೆಂದರೆ ನಮಸ್ಕಾರವನ್ನು ಹೇಳುವ ರೀತಿ, ಮಾಡುವ ವಿಧಾನವನ್ನು. ಯಾರಾದರೂ ನಮಸ್ಕಾರ ಹೇಳಿದಾಗ ನಾವೂ ಕೂಡ ನಮ್ರತೆಯಿಂದ ಪ್ರತಿ ನಮಸ್ಕಾರ ಹೇಳುವುದು ಶಿಷ್ಟಾಚಾರ. ಅವರೇ ಮೊದಲು ನನಗೆ ಹೇಳಬೇಕು ಎಂಬ ಅಹಂ ಖಂಡಿತ ಇರಬಾರದು. ಕೆಲವರು ಕೈಗಳನ್ನು ತಲೆ ಮೇಲೆತ್ತಿ ಟಪ್ ಅಂತ ಶಬ್ದ ಬರುವ ಹಾಗೆ ನಮಸ್ಕಾರ ಅಂತಾರೆ. ಹಲವರು ಮುಖ ಗಂಟಿಕೋ ಬಾಯಿ ಸೊಟ್ಟ ಮಾಡೋ ಹೇಳ್ತಾರೆ. ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಶರಣ ಬಸವಣ್ಣನವರು, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ಎಂದಿದ್ದಾರೆ. ಇನ್ನು ಬಹಳ ದಿನಗಳ ಅಥವಾ ವರ್ಷಗಳ ನಂತರ ಬಂಧು ಮಿತ್ರರನ್ನು ಕಂಡು ಪ್ರೀತಿಯಿಂದ ಎದೆ ಮುಟ್ಟಿಕೊಂಡು ನಮಸ್ಕಾರ, ಏನು ಅಪರೂಪ ಅಂತ ತುಟಿಗಳನ್ನು ಆ ಕಡೆ ಈ ಕಡೆ ಒಂದೊಂದು ಇಂಚು ಹಿಗ್ಗಿಸಿ ನಗುತ್ತಾ ಹೇಳುವವರನ್ನು ನೋಡಿದಾಗ ಸಂತೋಷವಾಗುತ್ತೆ. ನಾವು ಮಕ್ಕಳಿಗೆ ಬಾಲ್ಯದಿಂದಲೇ ದೇವರಿಗೆ, ಗುರು ಹಿರಿಯರಿಗೆ ನಮಸ್ಕಾರ ಅನ್ನುವ ಮಾಡುವ ವಿಧಾನ ಹಾಗೂ ಸಂಸ್ಕಾರವನ್ನು ಹೇಳಿಕೊಟ್ಟಲ್ಲಿ ಮುಂದೆ ಅವರು ಸತ್ಸಂಪ್ರದಾಯ ಸದಾಚಾರಗಳಿಂದ ಕೂಡಿದ ಸಜ್ಜನರು ಎನಿಸಿಕೊಳ್ಳುತ್ತಾರೆ. ಹಿಂದೆಲ್ಲ ಕಾಗದ ಪತ್ರ ಬರೆಯುವಾಗ ತೀರ್ಥರೂರವರಿಗೆ, ಮಾತು ಶ್ರೀರವರಿಗೆ ಅನಂತ ನಮಸ್ಕಾರಗಳು ಎಂದು ಬರೆಯುವುದರ ಮೂಲಕವೇ ವಿಷಯಗಳು ಶುರುವಾಗುತ್ತಿದ್ದವು. ನಮಸ್ಕಾರ ನಮ್ಮ ಸಂಪ್ರದಾಯದಲ್ಲಿ ಶುಭಾಶಯ ಕೋರುವ ಒಂದು ಆದರಪೂರ್ವಕ ರೂಪ. ನಮಸ್ಕಾರ ಮಾಡುವುದರಿಂದ ವೈಜ್ಞಾನಿಕ ಉಪಯೋಗವೂ ಸಹ ಇದೆ ಎಂದು ಹೇಳಲಾಗಿದೆ. ಜಗವ ಬೆಳಗುವ ಸೂರ್ಯನಿಗೆ ಮುಂಜಾನೆ ಎದ್ದು ನಮಸ್ಕಾರ ಮಾಡಬೇಕು. ನಮಸ್ತೆ ಪ್ರಣಾಮ ಮಾಡುವ ಪದ್ಧತಿಯು ಸಾವಿರಾರು ವರ್ಷಗಳಿಂದ ರೂಢಿಯಲ್ಲಿದೆ. ನಮಸ್ಕಾರದಿಂದ ನಕಾರಾತ್ಮಕ ಭಾವನೆಗಳು ದೂರವಾಗುತ್ತವೆ. ದಕ್ಷಿಣ ಭಾರತದ ಪರಂಪರೆಯಲ್ಲಿ ಇದಕ್ಕೆ ಮಹತ್ವದ ಸ್ಥಾನವಿದೆ. ತಂದೆ ತಾಯಿ ಹಾಗೂ ಹಿರಿಯರಿಗೆ ಪಾದ ಮುಟ್ಟಿ ನಮಸ್ಕರಿಸಿದಲ್ಲಿ ಅವರು ನಿಮ್ಮ ತಲೆಯ ಮೇಲೆ ಕೈಯಿಟ್ಟು ಆಶೀರ್ವದಿಸಿದರೆ ಅವರ ಶಕ್ತಿ ನಿಮ್ಮ ದೇಹ ತಲುಪುವುದು ಎನ್ನಲಾಗಿದೆ. ಹಾಗೂ ನರಗಳ ಶಕ್ತಿಯು ಹೆಚ್ಚುತ್ತದೆ. ಮುಂಜಾನೆ ಎದ್ದು ಎರಡೂ ಕರಗಳ ತೆರೆದು ಕರಾಗ್ರೆ ವಸತೆ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೇ ಗೌರಿ, ಪ್ರಭಾತೆ ಕರದರ್ಶನಂ ಎಂದು ದೇವಿಗೆ ನಮಸ್ಕರಿಸಿದಲ್ಲಿ ಅಂದಿನ ದಿನವೆಲ್ಲ ಉಲ್ಲಾಸ ಉತ್ಸಾಹದಿಂದಿದ್ದು ಆರೋಗ್ಯ ಸಿರಿಯೂ ಲಭ್ಯವಾಗುತ್ತದೆ. ಯಾಕೆಂದರೆ ನಾವು ತಿಳಿಸುವ ನಮಸ್ಕಾರ ಕೂಡ ನಮ್ಮ ಮನದ ಭಾವನೆಗಳನ್ನು ತೋರ್ಪಡಿಸುತ್ತವೆ. ನಮಸ್ಕಾರದ ಕುರಿತಾದ ಒಂದು ಪುಟ್ಟ ನಿದರ್ಶನ ಹೀಗಿದೆ. ಶಾಲೆಯಲ್ಲಿ ಗುರುಗಳು ಮಕ್ಕಳಿಗೆ ಹೇಳಿಕೊಟ್ಟಿರುತ್ತಾರೆ, ಮಕ್ಕಳೇ ನಿಮ್ಮ ಗುರುಗಳು ಎಲ್ಲೇ ಕಾಣಲಿ ಅವರಿಗೆ ನೀವು ಮೊಟ್ಟ ಮೊದಲು ನಿಮ್ಮ ಕೈಗಳನ್ನು ಜೋಡಿಸಿ ನಮಸ್ಕಾರ ಗುರುಗಳೇ ಅನ್ನಬೇಕು ಎಂದು. ಒಮ್ಮೆ ಸಂಜೆ ಶಾಲೆ ಬಿಟ್ಟು ಮಕ್ಕಳು ಮನೆಗೆ ಬರುತ್ತಿದ್ದಾಗ ಅಯ್ಯೋ ಕಾಪಾಡಿ ಕಾಪಾಡಿ ಅಂತ ಕೂಗುವ ಆರ್ತನಾದ ಕೇಳುತ್ತೆ. ಮಕ್ಕಳು ನೋಡ್ತಾರೆ, ಅಲ್ಲೊಂದು ಬಾವಿಯಿಂದ ಧ್ವನಿ ಬರ್ತಾ ಇರುತ್ತೆ. ಹತ್ರ ಹೋದ್ರೋ ಬಗೆ ಬಗೆ ನೋಡಿದ್ರೋ ಗೊತ್ತಾಗ್ಲಿಲ್ಲ ಯಾರು ಅಂತ. ಪಾಪ ಅಂತ ಅಲ್ಲೇ ಇದ್ದ ಹಗ್ಗವನ್ನ ಇಳಿ ಬಿಡ್ತಾ ಬಿಡ್ತಾ ಹಿಡಿದುಕೊಳ್ಳಿ ಗಟ್ಟಿಯಾಗಿ ಅಂದು ಅದನ್ನ ಹಿಡ್ಕೊಂಡು ಬಂದಿದ್ದ ವ್ಯಕ್ತಿ ಮೇಲೆ ಬರ್ತಾರೆ. ಅವರ ನೆಚ್ಚಿನ ಗುರುಗಳ ಮುಖವೇ. ತಕ್ಷಣ ಗುರುಗಳ ನುಡಿ ನೆನಪಾಗಿ ಎಲ್ಲರೂ ಕೈ ಬಿಟ್ಟು ನಮಸ್ಕಾರ ಗುರುಗಳೇ ಅಂದ್ರು. ಗುರುಗಳು ಪುನಃ ಬಾವಿಗೆ ಬಿದ್ದೋದ್ರು. ನೋಡಿದ್ರಾ, ಅದಕ್ಕೆ ನಮಸ್ಕಾರವನ್ನು ಎಲ್ಲೆಲ್ಲಿ ಯಾವಾಗ ಯಾವ ತರಹ ಹೇಳಬೇಕು ಮಾಡಬೇಕು ಅನ್ನೋದನ್ನ ತಿಳ್ಕೋಬೇಕು ಅಲ್ವೇ.
0: ಇದುವರೆಗೆ ರಾಧಾ ಪ್ರಕಾಶ್ ಅವರಿಂದ ಚಿಂತನ ಕೇಳಿದರೆ. ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ.

ಶ್ರೋತೃಗಳೇ, ಗಮನಿಸಿ, ಇಂದು ಬೆಳಿಗ್ಗೆ 10:55 ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳುವ ಮನ್ ಕಿ ಬಾತ್ ಪ್ರಸಾರವಾಗಲಿದೆ. ನಂತರ ಮನ್ ಕಿ ಬಾತ್ನ ಕನ್ನಡ ಅವತರಣಿಕೆ ಮನದ ಮಾತು ಮೂಡಿಬರುವುದು.

0: ಸಮಯ 6:35. ಆಕಾಶವಾಣಿ
1: ಕನ್ನಡ ರತ್ನ ಭಂಡಾರ. ಪ್ರೀತಿಯ ಶ್ರೋತೃ ಬಾಂಧವರೇ, ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಸಿದ್ಧ ಶಿಕ್ಷಣ ತಜ್ಞರು ಎಸ್.ಆರ್. ರೋಹಿಡೇಕರ್ 98 ವರ್ಷಗಳ ತುಂಬು ಜೀವನ ನಡೆಸಿದರು. ಪ್ರಬೋಧಿನಿ ಗುರುಕುಲದ ಸ್ಥಾಪಕರು, ಲೇಖಕರು, ವಿಜಯಪುರದವರು. ಶಿಕ್ಷಣ ಇಲಾಖೆಯಲ್ಲಿ ಅನೇಕ ಸುಧಾರಣೆಗಳನ್ನು ತಂದರು. ಸಂಶೋಧನೆಗೆ, ಅನ್ವೇಷಣೆಗೆ ಇಂಬು ಕೊಟ್ಟವರು. ಸಂಘ ಸಂಸ್ಥೆಗಳ ಒಡನಾಟ ಹೊಂದಿದ್ದರು. ವಿದ್ಯಾರ್ಥಿಗಳು ಅಂದರೆ ಅವರಿಗೆ ಅಪಾರ ಪ್ರೀತಿ. ಶಿಕ್ಷಣ ತಜ್ಞ ಎಸ್.ಆರ್. ರೋಹಿಡೇಕರ್.
2: ನಮ್ಮ ಗೋಕಾಕರು ಒಂದ್ಸಲ ಫೋನ್ ಮಾಡಿದ್ರು ನನಗೆ, ರೋಹಿಡೇಕರೇ ನಿಮ್ಗೆ ಸಹಾಯ ಬೇಕಾಗಿತ್ತು ನಮಗೆ ಸ್ವಲ್ಪ ಶಿಕ್ಷಣದಲ್ಲಿ, ಸತ್ಯಸಾಯಿ ಸಂಸ್ಥೆಯಲ್ಲಿ. ನಾನೇ ಹೇಳಿದೆ, ಅಲ್ಲ ತಾವು ನನಗೆ ಒಮ್ಮೆಕ್ಕೆ ಇಂಗ್ಲೀಷ್ ಗುರುಗಳು, ನೀವು ನಿಮಗೆ ನಾನು ಸಹಾಯ ಮಾಡುವಂಥ ಕೆಲಸ ಇದು ಹೇಗೆ ಸಾಧ್ಯ ಆಗ್ತದೆ? ನೀವು ಶಿಕ್ಷಣದಜ್ಞರು ಶ್ರೇಷ್ಠ ಮಿಸ್ಟರ್ ರೋಹಿಡೇಕರ್, ನೋಡಿ ನೀವು ಇಂಗ್ಲೀಷ್ ಶಬ್ದ ಅರ್ಥ ಗೊತ್ತಿದ್ದಂಗೆ ಕಾಣೋದು ನಿಮಗೆ ಅಂದ್ಬಿಟ್ರೆ ನನಗೆ ಒಮ್ಮೆ. ಯಾಕ್ರಿ ಅಂದೆ, ಎಜುಕೇಷನಿಸ್ಟ್ ಯಾರು? ನಾನು ಲಿಟ್ರರಿ ರೈಟರು, ಸಾಹಿತ್ಯ ಬರೀತಾನೆ, ಇಂಗ್ಲೀಷ್ನಲ್ಲಿ ಬರೀತಾನೆ, ಕನ್ನಡದಲ್ಲಿ ಬರೀತಾನೆ, ಇಂಗ್ಲೀಷ್ ಕನ್ನಡ ಭಾಷೆ ಮಾಡ್ತಾನೆ. ಆದರೆ ನಾನು ಎಜುಕೇಷನಿಸ್ಟ್ ಅಲ್ಲ ಅಂದರು ಗೋಕಾಕರು. ಹೇಗಿದೆ ನೋಡಿ ಅಂಥ ದೊಡ್ಡವರು, ಅದು ಯಾಕೆ ಸರ್ ಅಂದೆ. ನೋಡಪ್ಪ, ನಿಮ್ಮ ಈ ಶಿಕ್ಷಣದ ಸಂಸ್ಕಾರ, ಸೈಕಾಲಜಿ, ಕರಿಕ್ಯುಲಮ್ಮು, ಮತ್ತೊಂದು ಮೆಥಡಾಲಜಿ, ಇವೆಲ್ಲ ನಾವ್ಯಾರು ಓದಿದ್ದೇವೆ. ಅದಕ್ಕೋಸ್ಕರ ನಾನು ಶಿಕ್ಷಣ ತಜ್ಞಲ್ಲ, ಸಾಯಿಬಾಬಾರ ಹತ್ರ ನೈತಿಕ ಶಿಕ್ಷಣ ಕಲಿಸಿಕ್ಕೆ ತಜ್ಞರಿ ಬೇಕು ಅಂತ ಕೇಳಿದ್ದಾರೆ. ಅದಕ್ಕೋಸ್ಕರ ನಿಮ್ಮನ್ನು ಕರಿತೇನೆ ಅಂತ ಹೇಳಿದ್ಮೇಲೆ ನಾನು ನಿಮ್ಮ ಮಾತಿ ಒಪ್ಕೊಂಡು ಮಾಡ್ತೇನೆ ಸರ್, ನಿಮ್ಮ ನಿಮ್ಮ ಕೈಯಲ್ಲಿ ಕೆಲಸ ಮಾಡ್ಕೊಂಡು. ಹೀಗಾಗಿ 8 ವರ್ಷ ನಾನು ಮೌಲ್ಯ ಶಿಕ್ಷಣ, ಇದೇನು EHV ಪ್ರೋಗ್ರಾಮ್ ಅಂತ ಸತ್ಯಸಾಯಿ ಸಂಸ್ಥೆ ನಡೆದಿದೆ, ಅದರಲ್ಲಿ ಭಾಗವಹಿಸಿ ಮಾರ್ಗದರ್ಶನ ಮಾಡುವಂಥ ಅವಕಾಶ ನನಗೆ ಸಿಕ್ತು. ಈ ರೀತಿ ಶಿಕ್ಷಣದ ಅರ್ಥ ಗೊತ್ತಿಲ್ಲದೆ ಇದ್ದರು ಅವರು. ಇದನ್ನು ಒಂದು ಮೀಟಿಂಗ್ನಲ್ಲಿ ರಾಜಾರಾಮಣ್ಣ ಕೂತಿದ್ರು, ನಾನು ಮಾತಾಡೋ ಪ್ರಸಂಗ ಬಂತು, ಅಲ್ಲಿ ಹೇಳಿದೆ. ಗೋಕಾಕರ್ ಅಂಥವ್ರು ಹೀಗೆ ಹೇಳಿದ್ದಾರೆ. ಅದಕ್ಕೆ ಅವರು ಅವರಿಗೆ ಗಾಬರಿ, ಒಂದು ಪ್ರಶ್ನೆ ಕೇಳ್ತೀನಿ ನಿಮ್ಗೆ, ಕೇಳ್ರಿ ಅಂದೆ. MSc ಮುಂತಾದವುಗಳ ಕರಿಕ್ಯುಲಮ್ ಮಾಡುವಂಥ ನೀವು ಶಿಕ್ಷಣ ತಜ್ಞ ಅದ್ರಲ್ಲಿ ಹೇಳಿ ಹೇಗೆ ಮಾಡ್ತೀರಿ? ನಾನು ಅದನ್ನು ಹೇಳಿಲ್ಲ ಅಂದೆ. ನಾನೇನು ಹೇಳಿದೆ ಅಂದರೆ, ಹೇಗೆ ಮಾಡಬೇಕು ಎಂಬುದು, ಕರಿಕ್ಯುಲಮನ್ನು ಚೇಂಜ್ ಮಾಡುವ ಪದ್ಧತಿ ಹಾಗೆ, ಏನು ಪ್ರೊಸೆಸ್ಸು, ಇವು ನಾವು ಹೇಳ್ತೇವೆ ಹೊರತಾಗಿ ಎಲ್ಲ ವಿಷಯ ತಜ್ಞರ ಜಗತ್ತಿನ ವಿಷಯ ಎಲ್ಲ ಗೊತ್ತಿರೋದು, ಅವ್ರ ಕಡೆ ಮಾಡಿಸ್ತೇವೆ ಅಂತ ಹೇಳಿದೆ ನಾನು. ಆಮೇಲೆ ಸುಮ್ಮನೆ ಕೂತರು. ಇಡೀ ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ, ಮಿಡಲ್ ಹಿಸ್ಟ್ರಿ ಮತ್ತು ಈ ಮಾಡರ್ನ್ ಇಂಡಿಯನ್ ಇಂಗ್ಲೀಷು, ಇದನ್ನು ಕಂಪೇರ್ ಮಾಡಿ ಸ್ಟಡಿ ಮಾಡುವಂಥ ನಮಗೊಂದು ಪೇಪರ್ ಇತ್ತಲ್ಲಿ, ನಾನು ಅದರಲ್ಲಿ ತುಂಬ ಆಸಕ್ತಿ ವಹಿಸಿ ಚೆನ್ನಾಗಿ ತೊಗೊಂಡೆ. ಇಷ್ಟೇ ಅಲ್ಲ, ಅನೇಕ ಆರ್ಟಿಕಲ್ದಲ್ಲಿ ಮೆನ್ಷನ್ ಮಾಡಿದ್ದೆ ನಾನು. ಹೇಗಿರಬೇಕು ನಮ್ಮ ಶಿಕ್ಷಣ ತಯಾರ ಮೆಕಾಲಿ ಹೇಳ್ತಾನೆ. ಏನು ಹೇಳ್ತಾನೆ ಅಂದರೆ, ಹುಟ್ಟಿನಿಂದ ಜನ್ಮತಃ ಹಿಂದಿ ಹಿಂದೂಸ್ತಾನದವರು ಹಿಂದಿಯರಾಗಿರಬೇಕು ಇಲ್ಲಿವರು. ಆದರೆ ವಿದ್ಯೆ, ಸಂಸ್ಕಾರ, ನಡವಳಿಕೆ, ಡ್ರೆಸ್ಸು ಮುಂತಾದವುಗಳಿಂದ ಪಾಶ್ಚಿಮಾತ್ಯ

0: ದೇವರಾಗಬೇಕು. ಇಲ್ಲಿ ಹುಟ್ಟಿದವರು ಪಾಶ್ಚಿಮಾತ್ಯರಂತೆ ಆಗಿ ನಮಗೆ ಸಬಾರ್ಡಿನೇಟ್ ಸರ್ವೀಸಿಗೆ ಉಪಯುಕ್ತ ಆಗಬೇಕು, ಹೈಯರ್ ಅಲ್ಲ, ಸಬಾರ್ಡಿನೇಟು. ಹಾಗೆ ಕೆಳಗಿನ ಕೆಲಸಕ್ಕೆ ಮಾತ್ರ ಕರ್ಕೊಂಡ್ರು, ಸೂಪರಿಂಟೆಂಡೆಂಟು ಮತ್ತೊಂದು ಹಾಗೆ. ಅದಕ್ಕೋಸ್ಕರ ಅವರು ಎಂದೂ ಹೆಡ್ ಅಂತ ಮಾಡ್ತಾ ಇರಲಿಲ್ಲ ಯಾರನ್ನೂ ಇಂಡಿಯಾದವ್ರನ್ನ. ಇದು ಅತ್ಯಂತ ದುರ್ದೈವ. ಇದರಲ್ಲಿ ಇನ್ನೊಂದು ದುರ್ಘಟನೆ ಏನಾಯಿತು ಅಂದರೆ, ನೌಕರಿ ಆಸೆ ಹುಟ್ಟಿಸಿಬಿಟ್ರು ಸರ್ಕಾರಿ ನೌಕರಿಯಂತೆ. ಆ ಮೆಕಾಲಿನ ಪದ್ಧತಿ ಪ್ರಕಾರ ಇಂಗ್ಲೀಷ್ ಯಾರು ಚೆನ್ನಾಗಿ ಬರುತ್ತೆ ಅವ್ರನ್ನ ಸರ್ಕಾರಿ ನೌಕರಿ ಶುರುವಾಗಿ ಬಂತು. ಪರೀಕ್ಷೆಯಲ್ಲಿ ಚೆನ್ನಾಗಿ ಮಾರ್ಕ್ಸ್ ತಗೊಂಡು ನೌಕರಿ ಕೊಡೋದು ಅಂತ ಬಂದು ಏನು ಬಂದಿದೆ ಇವತ್ತು ಅದೇ ನಡೆದುಬಿಟ್ಟಿದೆ. ತಂದಲ್ಲಿ ಎಜುಕೇಷನ್ ಇಲ್ಲ, ಇವತ್ತು ಎಲ್ಲನೂ ಎಜುಕೇಷನ್ ಎಲ್ಲ ಪರೀಕ್ಷೆಗಾಗಿ. ನಾನು ಒಂದು ಕಡೆ ಲೆಕ್ಚರ್ನ ಹೇಳ್ತಾ ಇರ್ತೇನೆ, 3E ಅಂತ ಒಂದಕ್ಕೊಂದು ಸಂಬಂಧ ಇವು. ಎಜುಕೇಷನ್ ಫಾರ್ ಎಕ್ಸಾಮಿನೇಷನ್, ಎಕ್ಸಾಮಿನೇಷನ್ ಈಸ್ ಫಾರ್ ಎಂಪ್ಲಾಯ್ಮೆಂಟ್. ಶಿಕ್ಷಣ ಇರುವುದು ಯಾತಕ್ಕಾಗಿ ಅಂದರೆ ಪರೀಕ್ಷೆಯಲ್ಲಿ ಪಾಸಾಗಿ ಹೆಚ್ಚಿಗೆ ಮಾರ್ಕ್ಸ್ ತಗೊಳ್ಳಿ ಮಕ್ಕಳನ್ನ ತಯಾರು ಮಾಡಲಿಕ್ಕೆ. ಆ ಪರೀಕ್ಷೆ ಯಾತಕ್ಕೆ ಬೇಕು ಅಂದರೆ ಆ ಪರೀಕ್ಷೆಯಲ್ಲಿ ಮಾರ್ಕ್ಸ್ ತಗೊಂಡ್ರೆ ನೌಕರಿ ಸಿಗ್ತದೆ ಎಂಬುದಕ್ಕೆ. ಸೊ ಎಜುಕೇಷನ್ ಎಕ್ಸಾಮಿನೇಷನ್ ಎಂಪ್ಲಾಯ್ಮೆಂಟ್, ಈ 3 ಇದು ಕುಸ್ತಿಯವರು ಸಿಗಾಕೊಂಡಿದೆ. ಇದನ್ನು ನಾವು ಎಲ್ಲಿ ತೆಗೆಯೋದಿಲ್ಲ, ಅಲ್ಲಿವರೆಗೆ ನಾವು ಆಲ್ರೌಂಡ್ ಎಜುಕೇಷನ್ನು ಮತ್ತೊಂದು ಶಿಕ್ಷಣ ಮತ್ತೊಂದು ಯಾವುದೇ ಮಾತಾಡಿ, ನೀವು ಬರೀ ಮಾತುಗಳಾಗ್ತದೆ ವಿನಃ ಪ್ರತ್ಯಕ್ಷ ಕೃತಿಯಲ್ಲಿ ಉಪಾಧ್ಯಾಯರು, ಮಕ್ಕಳು ಮತ್ತು ಪೇರೆಂಟ್ಸ್ ಮೂರೂ ಜನರಿಗೆ ಏನು ಬೇಕು ಇವತ್ತಂದರೆ ತಮ್ಮ ಮಕ್ಕಳು ಪರೀಕ್ಷೆಯಲ್ಲಿ ಹೆಚ್ಚಿಗೆ ಮಾರ್ಕ್ಸ್ ತಕ್ಕೊಂಡು ಮುಂದೆ ಹೋಗ್ಬೇಕು. ಅದು ಒಂದೇ ಇರೋದು. ಶಿಕ್ಷಣದಲ್ಲಿ ಇದೊಂದು ಕೆಟ್ಟ ಪ್ರಭಾವ ಮೂಡಿಬಿಟ್ಟಿದೆ ಇವತ್ತಿನ ದೊಡ್ಡ. ಇದನ್ನು ಹೇಗೆ ಬದಲಾವಣೆ ಮಾಡಬೇಕು ಅನ್ನೋದಕ್ಕೆ ನಾನು ಹೇಳಲಿಕ್ಕೆ ಅಷ್ಟು ಅನೇಕ ವಿಷಯಗಳಿವೆ, ವಿಚಾರಗಳಿವೆ. SSLC ರ್ಯಾಂಕ್ ಕೊಟ್ಟರು, ಪ್ರೈಸ್ ಕೊಟ್ಟು ಜನಗಳು ಆನರ್ ಮಾಡಿ ಏನೇನು ಮಾಡ್ತಾಯಿದ್ರು ನಿಮಗೆ ಕೇಳಿದ್ದೀರಿ ಭಾಳ ಕಡೆ ಆಗ್ತಿತ್ತು ವರ್ಷ. ಅದನ್ನು ತೆಗೆಸಾಕಿಸಿ ರ್ಯಾಂಕ್ ಕೊಡುವಂತ ತೆಗೆದಾಕೊಂಬೋದು. ಯಾಕೆಂದರೆ ಅನೇಕ ಮಕ್ಕಳಿಗೆ ಇದೇ ಸುಡ್ತದೆ, ತ್ರಾಸಾಗಿ ತಲೆಗೆ. ಉದಾಹರಣೆಗಾಗಿ ಮಾರ್ಕ್ಸ್ ಮೇಲಿನ ಪ್ರೆಷರ್ ಒಂದು ನಾವು ಸಕ್ಸಸ್ಫುಲ್ ಆಯ್ತು, ನಾವು ಮಾಡಿದ್ವಿ, ಎಷ್ಟೋ ಮಕ್ಕಳಿಗೆ ತೊಂದರೆ ಆಗ್ತದೆ. ಇದನ್ನು ತಪ್ಪಿಸ್ಲಿಕ್ಕೆ ರ್ಯಾಂಕ್ ಅಬಾಲಿಷ್ ಮಾಡಿಸಿದ್ದೇವೆ. ಈಗ
1: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಶಿಕ್ಷಣ ತಜ್ಞ SR ರೋಹಿಡೇಕರ್ ಅವರ ಧ್ವನಿ ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ BK ಸುಮತಿ, ಪರಿಕಲ್ಪನೆ DR AS ಶಂಕರ ನಾರಾಯಣ.

ಇದು ಆಕಾಶವಾಣಿ ಬೆಂಗಳೂರು. ಸಮಯ ಆಗಿದೆ 6:40. ದೇಶಭಕ್ತಿ ಗೀತೆಗಳು ವೃಂದಗಾನದಲ್ಲಿ ಕೇಳಿ. ಓ ಭಾರತಿ, ಪುತಿ ನರಸಿಂಹಾಚಾರ್ ವಿರಚಿತ ಒಂದು ದೇಶಭಕ್ತಿ ಗೀತೆ.

0: ಇದುವರೆಗೆ ವೃಂದಗಾನದಲ್ಲಿ ದೇಶಭಕ್ತಿ ಗೀತೆಗಳನ್ನ ಕೇಳಿದರೆ. ಇನ್ನು ಮುಂದೆ ಕೇಳಿ ರೈತರಿಗೆ ಸಲಹೆ.
1: ಮಣ್ಣು ಸಂರಕ್ಷಣೆಯಲ್ಲಿ ಸಾಗುವಳಿ ಜಮೀನಿನ ಉಪಚಾರಗಳು, ಸಮಪಾತಳಿ ಬದುಗಳು, ಕಂದಕಗಳೊಂದಿಗೆ ಬದು, ಹಳೆಯ ಬದುಗಳನ್ನು ಬಲಪಡಿಸೋದು, ಸಮಸ್ಯಾತ್ಮಕ ಭೂಮಿ ಅಭಿವೃದ್ಧಿ ಇತ್ಯಾದಿ. ಸಾಗುವಳಿಗೆ ಯೋಗ್ಯವಲ್ಲದ ಜಮೀನಿನ ಉಪಚಾರಗಳು, ಸಮಪಾತಳಿ ಕಂದಕ, ಸಸ್ಯಶೋಧಕ ಪಟ್ಟಿಗಳು, ಇತರೆ ಉಪಚಾರಗಳು, ಜಲವಾಹಿನಿಯ ಉಪಚಾರಗಳು, ಮೇಲುಸ್ತರ, ಕಂಠಿ ತಡೆ, ಗುಂಡುಕಲ್ಲಿನ ತಡೆ, ರಬ್ಬರ್ ಕಲ್ಲುಗಳ ತಡೆ ಇತ್ಯಾದಿ ಉಪಚಾರಗಳು. ಜಲವಾಹಿನಿಯ ಉಪಚಾರಗಳು ಮಧ್ಯಸ್ಥರ ಉಪಚಾರಗಳಾಗಿವೆ. ಕೊಳ್ಳ ಸುಧಾರಣೆ ರಚನೆಗಳು ಇತ್ಯಾದಿ ಇವುಗಳ ಜೊತೆಗೆ ಮತ್ತು ಖುಷ್ಕಿ ತೋಟಗಾರಿಕೆ ಮತ್ತು ಕೃಷಿ ಅರಣ್ಯ ಚಟುವಟಿಕೆಗಳ ಅನುಷ್ಠಾನದ ಮುಖಾಂತರ ಮಣ್ಣು ಮತ್ತು ನೀರು ಸಂರಕ್ಷಣೆ ಮಾಡಲಾಗುತ್ತದೆ. ಮಣ್ಣು ಸಂರಕ್ಷಣೆಯನ್ನು ವಿವಿಧ ಯೋಜನೆಗಳಲ್ಲಿ ಕೈಗೊಳ್ಳಬಹುದಾಗಿದೆ. ಅವ್ಯಾವೆಂದರೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಜಲನಯನ ಅಭಿವೃದ್ಧಿ ಘಟಕ 2 ಇದಾಗಿದೆ, ವಿಕಸಿತ ಭಾರತ ಗ್ರಾಮ್ಜಿ ಯೋಜನೆ ಕೂಡ ಬರುತ್ತೆ, ರಿವಾರ್ಡ್ ಯೋಜನೆ ಕೂಡ ಇದರಲ್ಲಿ ಆಯ್ದುಕೊಳ್ಳಲಾಗಿದೆ. ನೀರು ಸಂರಕ್ಷಣಾ ವಿಧಾನಗಳಲ್ಲಿ ಏನೆಂದರೆ ಸಾಗುವಳಿ ಜಮೀನಿನ ನೀರು ಸಂರಕ್ಷಣಾ ವಿಧಾನಗಳು, ಕಂದಕದೊಂದಿಗೆ ಬದು, ನೀರು ದಾರಿಗಳು, ಕೃಷಿ ಹೊಂಡ, ಅಲ್ಪ ಆಳದ ಬಾವಿಗಳಾಗಿವೆ. ಸಾಗುವಳಿ ಯೋಗ್ಯವಲ್ಲದ ಜಮೀನಿನ ಉಪಚಾರಗಳು, ತಿರುವುಗಾಲುವೆ, ಜಲ ಮರುಪೂರ್ಣ ಹೊಂಡ ತಯಾರಿಸುವುದು, ಜಲವಾಹಿನಿಯ ಮಧ್ಯಸ್ಥರ ಉಪಚಾರಗಳು, ಗೋಕಟ್ಟೆ, ಜಲವಾಹಿನಿಯ ಕೆಳಸ್ತರದ ಉಪಚಾರಗಳು ಏನೆಂದರೆ ನಾಲಬದು, ತಡೆ ಆಣೆ, ಜಿನುಗು ಕೆರೆ, ಕಿಂಡಿ ಆಣೆ, ಬಹುಕಮಾನು ತಡೆ ಆಣೆ. ನೀರು ಸಂರಕ್ಷಣೆಯನ್ನು ವಿವಿಧ ಯೋಜನೆಗಳಲ್ಲಿ ಕೈಗೊಳ್ಳಬಹುದಾಗಿದೆ. ಅದ್ಯಾವುದೆಂದರೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಜಲಾನಯನ ಅಭಿವೃದ್ಧಿ ಘಟಕ 2, ರಿವಾರ್ಡ್ ಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಇತರೆ ಉಪಚಾರಗಳು ಇದರಲ್ಲಿ ಸೇರಿವೆ. ಅಟಲ್ ಭೂಜಲ್ ಯೋಜನೆ ಕೂಡ ಆಗಿದೆ. ವಿಕಸಿತ ಭಾರತ ಗ್ರಾಮ್ಜಿ ಯೋಜನೆ ಕೂಡ ಇದರಲ್ಲಿ ಬರುತ್ತೆ. ಒಂದು ಭೌಗೋಳಿಕ ಪ್ರದೇಶದಲ್ಲಿ ಒಂದಿಂಚು ಮೇಲ್ಮಣ್ಣು ರಚನೆಯಾಗಲು ಸುಮಾರು 300-400 ವರ್ಷಗಳ ಸಮಯ ಹಿಡಿಯುತ್ತೆ. ಆದರೆ ಮಣ್ಣು ಫಲವತ್ತಾಗಬೇಕಾದ್ರೆ 3,000 ವರ್ಷಗಳೇ ಬೇಕಾಗುತ್ತದೆ. ಇಂತಹ ಸ್ವಾಭಾವಿಕ ಸಂಪನ್ಮೂಲವನ್ನು ಈಗಾಗಲೇ ವಿವಿಧ ಮಣ್ಣು ಸಂರಕ್ಷಣೆಯ ವಿಧಾನಗಳ ಮೂಲಕ ಸಂರಕ್ಷಿಸಿಕೊಳ್ಳುವುದರಿಂದ ಬೆಳೆಯ ಉತ್ಪಾದನೆ ಹೆಚ್ಚಿಸಿಕೊಳ್ಬೋದು. ಕೊಚ್ಚಣೆಯಾಗುವ ಮಣ್ಣು ನದಿ, ಹಳ್ಳ, ಕೊಳ್ಳ ಮತ್ತು ಅಣೆಕಟ್ಟುಗಳಲ್ಲಿ ತುಂಬುವುದನ್ನು ತಡೆಗಟ್ಟಬೇಕು. ನೀರು ಸಂಗ್ರಹಣಾ ವಿನ್ಯಾಸಗಳ ಸಂಗ್ರಹಣಾ ಸಾಮರ್ಥ್ಯ ಹೆಚ್ಚಿಸಬೇಕು. ಪ್ರಸಕ್ತ ಸನ್ನಿವೇಶದಲ್ಲಿ ತೀವ್ರತರವಾದ ಕೃಷಿ ಪದ್ಧತಿಗಳ ಅಳವಡಿಕೆಯಿಂದ ದಿನೇ ದಿನೇ ಅಂತರ್ಜಲ ಮಟ್ಟ ಕುಸಿತಗೊಂಡು ನೀರಿನ ಬವಣೆ ಹೆಚ್ಚಾಗ್ತಾ ಇದೆ. ಇಂತಹ ಅನಿಶ್ಚಿತತೆಯ ಸಂದರ್ಭದಲ್ಲಿ ರೈತರು ಹಣವನ್ನು ಬ್ಯಾಂಕ್ನಲ್ಲಿ ಯಾವ ರೀತಿ ಉಳಿತಾಯ ಮಾಡ್ತಾರೋ ಅದೇ ರೀತಿ ಬಿದ್ದ ಮಳೆಯ ನೀರನ್ನು ತಮ್ಮ ಜಮೀನುಗಳಲ್ಲಿ ಕೆಳಪದರದ ಬ್ಯಾಂಕ್ನಲ್ಲಿ ಒಡ್ಡುಗಳು, ಕೃಷಿ ಹೊಂಡಗಳು ಅಥವಾ ಇನ್ನಿತರ ನೀರು ಸಂಗ್ರಹಣಾ ವಿನ್ಯಾಸಗಳಲ್ಲಿ ಉಳಿತಾಯ ಮಾಡಿದರೆ ತೀವ್ರ ಬರಗಾಲ ಸಂದರ್ಭದಲ್ಲಿ ಅಥವಾ ಪ್ರಸಕ್ತ ರಾಜ್ಯ ಎದುರಿಸುತ್ತಿರುವ ಎಲ್ನಿನೋ ಹವಾಮಾನ ವೈಪರೀತ್ಯಗಳ ಸಂದರ್ಭಗಳಲ್ಲಿ ಭೂಮಿಯ ಕೆಳಪದರಗಳಲ್ಲಿ ಲಭ್ಯವಾಗುವ ಅಂತರ್ಜಲ ಮೂಲಕ ಬೆಳೆಗಳಿಗೆ ಅವಶ್ಯಕವಿರುವ ತೇವಾಂಶವನ್ನು ಒದಗಿಸಿಕೊಳ್ಬೋದಾಗಿದೆ. ಇದಲ್ಲದೆ ಕೃಷಿ ಹೊಂಡ, ತಡೆ ಆಣೆ, ಗೋಕಟ್ಟೆ, ನಾಲಬದು, ಜಿನುಗು ಕೆರೆ ಇತ್ಯಾದಿ ನೀರು ಸಂಗ್ರಹಣಾ ವಿನ್ಯಾಸಗಳಲ್ಲಿ ಮಳೆಗಾಲದಲ್ಲಿ ಹೆಚ್ಚುವರಿಯಾಗಿ ಸಂಗ್ರಹಿಸಿಕೊಂಡ ನೀರನ್ನು ಬೆಳೆಗಳ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕ್ರಿಟಿಕಲ್ ಕ್ರಾಪ್ ಸ್ಟೇಜ್ ಬೆಳೆಗಳಿಗೆ ರಕ್ಷಣಾತ್ಮಕ ನೀರಾವರಿ ಒದಗಿಸಲು ಬಳಸ್ಕೊಳ್ಬೋದಾಗಿದೆ. ಮಣ್ಣು ಮತ್ತು ನೀರು ಸಂರಕ್ಷಣೆಯ ಜಾಗೃತ ಕಾರ್ಯಕ್ರಮಗಳು ಏನೆಂದರೆ ಗೋಡೆ ಬರಹ, ಬೀದಿ ನಾಟಕ, ಗ್ರಾಮಸಭಾ, ಜಾಥಾ, ಮಣ್ಣು ಮತ್ತು ನೀರು ಸಂರಕ್ಷಣೆಯ ಮಹತ್ವದ ಕುರಿತು ಕಲಿಕಾ ಪ್ರವಾಸ, ಕರಪತ್ರಗಳ ವಿತರಣೆ, ಸಾಮಾಜಿಕ ಮಾಧ್ಯಮಗಳನ್ನು ಬಳಸಿಕೊಂಡು ಅರಿವು ಮೂಡಿಸುವುದು ಇತ್ಯಾದಿ ಕಾರ್ಯಕ್ರಮಗಳಾಗಿರುತ್ತವೆ. ರೈತರಿಗೆ ಮಣ್ಣು ಮತ್ತು ನೀರು ಸಂರಕ್ಷಣೆ ಹೊರತುಪಡಿಸಿ ಇನ್ನೂ ಕೆಲವು ಸವಲತ್ತುಗಳು ದೊರೆಯುತ್ತವೆ. ಜಲಾನಯನ ಅಭಿವೃದ್ಧಿ ಇಲಾಖೆಯಿಂದ ಮಣ್ಣು ಮತ್ತು ನೀರು ಸಂರಕ್ಷಣೆಯ ಜೊತೆಗೆ ಜಲಾನಯನ ಚಟುವಟಿಕೆಗಳನ್ನು ಸಹ ಅನುಷ್ಠಾನ ಮಾಡಲಾಗುತ್ತೆ. ಕೃಷಿ ಅರಣ್ಯ ಮಾಡಬಹುದು, ಖುಷ್ಕಿ ತೋಟಗಾರಿಕೆ, ಮೇವು ಅಭಿವೃದ್ಧಿ, ಉತ್ಪಾದನಾ ವ್ಯವಸ್ಥೆ, ಉತ್ಪಾದನಾ ವ್ಯವಸ್ಥೆಗೆ ಪೂರಕವಾದ ಚಟುವಟಿಕೆಗಳಾದ ಸಮಗ್ರ ಕೃಷಿ ಪದ್ಧತಿ, ಮೇವು ಕತ್ತರಿಸುವ ಯಂತ್ರ, ಹಾಲು ಕರೆಯುವ ಯಂತ್ರ, ದನದ ಚಾಪೆ, ಜೇನು ಪೆಟ್ಟಿಗೆ, ಜಾನುವಾರು ಆರೋಗ್ಯ ಶಿಬಿರ ಇತ್ಯಾದಿಗಳನ್ನು ಏರ್ಪಾಡು ಮಾಡಿಕೊಳ್ಬೋದು. ಸ್ವಾಭಾವಿಕ ಸಂಪನ್ಮೂಲಗಳ ನಿರ್ವಹಣೆ ಘಟಕದಡಿ ಅನುಷ್ಠಾನ ಮಾಡಲಾಗುವ ಚಟುವಟಿಕೆಗಳಿಗೆ ಮಣ್ಣು ನೀರು ಸಂರಕ್ಷಣೆ ಕೃಷಿ ಅರಣ್ಯ ಖುಷ್ಕಿ ತೋಟಗಾರಿಕೆ ಮತ್ತು ಮೇವು ಅಭಿವೃದ್ಧಿ ಘಟಕ ವೆಚ್ಚದ ಶೇ 5% ಮೊತ್ತವನ್ನು ಜಲಾನಯನ ಅಭಿವೃದ್ಧಿ ನಿಧಿಗೆ ರೈತರಿಂದ ಸಂಗ್ರಹಿಸಲಾಗುತ್ತೆ.
0: ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ. ಆಕಾಶವಾಣಿ ಸಮಯ ಆಗಲಿದೆ 6:55. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
2: ಸಮಾಚಾರ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ಪುನೀತ ತ್ರಿಪಾಠಿ. ಅಥ ವಾರ್ತಾ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ಉಜ್ಬೇಕಿಸ್ತಾನ ದೇಶಸ್ಯ ರಾಷ್ಟ್ರಪತಿನಾ ಶಾವಕತ್ ಮಿರ್ಜಿಯೋಯೇವ್ ಇತ್ಯನೇನ ಸಹ ದ್ವೈಪಾಕ್ಷಿಕಂ ವಾರ್ತಾಲಾಪಂ ಕರಿಷ್ಯತಿ. ಉಭೌ ನೇತಾರೌ ರಾಷ್ಟ್ರಪತಿ ಪ್ರಾಸಾದೆ ವ್ಯಾಪಾರ ನಿವೇಶ, ರಕ್ಷಾ, ಡಿಜಿಟಲ್ ಸಂಪರ್ಕ, ಊರ್ಜಾ, ಶಿಕ್ಷಾ, ಜನಾನಾಂ ಸಂಬಂಧಾದಿಷು ಕ್ಷೇತ್ರೇಷು ಸಹಕಾರಸ್ಯ ಸಮೀಕ್ಷಾಂ ಕರಿಷ್ಯತಃ. ಅದ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸರ್ವಪ್ರಥಮಂ ಉಜ್ಬೇಕಿಸ್ತಾನ ದೇಶಸ್ಯ ಯೋಗ ಸಂಘೇನ ಆಯೋಜಿತೆ ಯೋಗ ಕಾರ್ಯಕ್ರಮೆ ಭಾಗಂ ಗ್ರಹೀಷ್ಯತಿ. ततः परं सः उज्बेकिस्तानस्य राष्ट्रपतिना शावकत मिर्जियोयेव इत्यस्य प्रासादं गमिष्यति यत्र उभौ द्वैपाक्षिकोपवेशनं करिष्यतः. बुधवासरे आगतायाः आकस्मिक जलाप्लावन दुर्घटनायाः अनन्तरं नेपालदेशे अद्य पर्यन्तं 80% यावत् भारतीयाः नागरिकाः रक्षिताः इति विदेशमन्त्रालयः अवदत्. ಸಾಮಾಜಿಕಾಂತರ್ಜಾಲೀಯ ಪಟಲೆ ವಿದೇಶ ಮಂತ್ರಾಲಯಸ್ಯ ಪ್ರವಕ್ತಾ ರಣಧೀರ ಜಯಸವಾಲ ಅವದತ್ ಯತ್ ಪೂರ್ವಂ ಸಂಪರ್ಕರಹಿತೈಃ ಪ್ರಾಯಃ 50 ಭಾರತೀಯೈಃ ಸಹ ಪುನಃ ಸಂಪರ್ಕಃ ಸ್ಥಾಪಿತಃ. ಮಂತ್ರಾಲಯಃ ಅವದತ್ ಯತ್ 75% ಯಾವತ್ ಭಾರತೀಯಾಃ ನಾಗರಿಕಾಃ ಲುಪ್ತಾಃ ಇತಿ ಕಥ್ಯತೆ. ಭಾರತೀಯ ಮೂಲಸ್ಯ ಪ್ರಾಯಃ 28% ಯಾವತ್ ಜನಾಃ ಅಪಿ ಲುಪ್ತಾಃ ಸಂತಿ. ಸ್ಥಾನೀಯ ಪ್ರಶಾಸನಸ್ಯ ಅನುಸಾರಂ ಗತ ದಿನೇಶು ಚೀನದೇಶಾತ್ 98.5% ಯಾವತ್ ಭಾರತೀಯಾಃ ನಾಗರಿಕಾಃ ನೇಪಾಲ ದೇಶಂ ಆಗತವಂತಃ. ಅತ್ರಾಂತರೆ ಚೀನದೇಶಾತ್ ಅದ್ಯಾಪಿ ನಿರ್ಗಂತುಂ 900 ಭಾರತೀಯಾಃ ನಾಗರಿಕಾಃ ಸುರಕ್ಷಿತಾಃ ಸಂತಿ. ಬೀಜಿಂಗ್ ನಗರೆ ಭಾರತೀಯ ದೂತಾವಾಸಃ ಪ್ರತ್ಯಕ್ಷತಯಾ ಅಥವಾ ಸ್ಥಾನೀಯ ಪ್ರಶಾಸನಸ್ಯ ಮಾಧ್ಯಮೇನ ಸಹ ತೈಃ ಸಹ ಸಂಪರ್ಕರತಃ ಅಸ್ತಿ. ಮಂತ್ರಾಲಯಃ ಅಗ್ರೆ ಅವದತ್ ಯತ್ ಭಾರತ ಸರ್ವಕಾರಃ ಜಲಾಪ್ಲಾವನೇನ ಪೀಡಿತಾನಾಂ ಶೀಘ್ರ ರಕ್ಷಣಾರ್ಥಂ ಸಹಾಯಾರ್ಥಂ ಚ ನೇಪಾಲಿ ಚೀನೀ ಅಧಿಕಾರಿಭಿಃ ಸಹ ನಿಕಟ ಸಮನ್ವಯೇನ ಕಾರ್ಯಂ ಕುರ್ವನ್ ಅಸ್ತಿ. ವಿದೇಶ ಮಂತ್ರಾಲಯೇ 24 ಹೋರಾ ನಿಯಂತ್ರಣ ಕಕ್ಷಃ ಸ್ಥಾಪಿತಃ ಅಸ್ತಿ ತಥಾ ಚ ಕಾಠ್ಮಂಡು ಬೀಜಿಂಗ್ ನಗರಯೋಃ ಭಾರತೀಯ ದೂತಾವಾಸಯೋಃ ಸಹಾಯಿಕಾ ಸೇವಾಃ ಪ್ರಚಲಂತಿ. ಅತ್ರಾಂತರೆ ವಿದೇಶ ಮಂತ್ರಿ ಡಾಕ್ಟರ್ ಎಸ್ ಜಯಶಂಕರಃ ಅವದತ್ ಯತ್ ಏಕಾದಶ ಟನ್ ಭಾರಯುಕ್ತೇನ ಚತುರ್ಥಂ ವಿಮಾನಂ C-130J ಹರ್ಕ್ಯುಲಿಸ್ ಇತಿ ಅದ್ಯ ಕಾಠ್ಮಂಡು ನಗರಂ ಪ್ರತಿ ಪ್ರಸ್ಥಿತಂ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ಪ್ರಾತಃ 11:00 ಆಕಾಶವಾಣೀತಃ ಮನ್ ಕಿ ಬಾತ್ ಇತಿ ಕಾರ್ಯಕ್ರಮೆ ಸ್ವೀಯಂ ಮನೋಗತಂ ಪ್ರಕಟಯಿಷ್ಯತಿ. ಮಾಸಿಕಸ್ಯ ಅಸ್ಯ ಆಕಾಶವಾಣಿ ಕಾರ್ಯಕ್ರಮಸ್ಯ ಏತತ್ 37 ಸಂಸ್ಕರಣಂ ಭವಿಷ್ಯತಿ. ಆಕಾಶವಾಣ್ಯಾ ದೂರದರ್ಶನಸ್ಯ ಚ ಸರ್ವಾಭಿಃ ವಾಹಿನೀಭಿಃ ಅಸ್ಯ ಕಾರ್ಯಕ್ರಮಸ್ಯ ಪ್ರಸಾರಣಂ ಭವಿಷ್ಯತಿ. ಅಯಂ ಹಿ ಕಾರ್ಯಕ್ರಮಃ ಆಕಾಶವಾಣಿ ವಾರ್ತಾ ವಿಭಾಗಸ್ಯ ಅಂತರ್ಜಾಲ ಪಟಲೇ

0: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
1: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
1: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
0: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
1: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ ಮಾನಿನಿ.
1: ನಿನಗೆ ಬೇರೆ
3: ಸಮಯ 7:02. ಆಕಾಶವಾಣಿ ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
4: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
5: ಭಾರತ ವಿವಿಧ ಭಾಷೆ, ಜಾತಿ, ಮತ ಮತ್ತು ಸಂಸ್ಕೃತಿಯ ನೆಲೆವೀಡು. ಈ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸುವುದು ನಮ್ಮ ಧ್ಯೇಯವಾಗಬೇಕು.

0: ಋಗ್ವೇದ ಹೀಗೆಂದಿದೆ, ಒಟ್ಟಿಗೆ ಸೇರಿ ಪರಸ್ಪರ ಮಾತನಾಡಿ, ನಿಮ್ಮ ಮನಸ್ಸು ಒಂದಾಗಿರಲಿ, ನಿಮ್ಮ ಗುರಿ ಸಮಾನವಾಗಿರಲಿ, ನಿಮ್ಮ ಬಳಗ ಸಮಾನವಾಗಿರಲಿ, ನಿಮ್ಮ ಆಲೋಚನೆಗಳು ಕೂಡಿರಲಿ, ಹೃದಯ ಬೆಸೆದಿರಲಿ, ಎಲ್ಲರೂ ಒಂದಾಗಿ ಬಾಳುವಂತೆ ನಿಮ್ಮ ಮನಸ್ಸು ಒಂದಾಗಿರಲಿ.
1: ಶಿಕ್ಷಣದ

ಪ್ರಾಥಮಿಕ ಹಂತದಿಂದಲೇ ಮಕ್ಕಳು ದೇಶ ಪ್ರೇಮ ಮತ್ತು ಸಹಬಾಳ್ವೆಯ ಮಹತ್ವವನ್ನು ಅರಿತರೆ ರಾಷ್ಟ್ರೀಯ ಸಮಗ್ರತೆ ಕನಸಿನ ಮಾತು ಆಗಲಾರದು.

ಶ್ರೋತೃಗಳೇ ಗಮನಿಸಿ, ಇಂದು ಬೆಳಿಗ್ಗೆ 10:55 ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳುವ ಮನ್ ಕಿ ಬಾತ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನಂತರ ಮನ್ ಕಿ ಬಾತ್ನ ಕನ್ನಡಾವತರಣಿಕೆ ಮನದ ಮಾತು ಮೂಡಿಬರುವುದು. ರಾತ್ರಿ 8:00 ಮನದ ಮಾತು ಮರುಪ್ರಸಾರವಾಗಲಿದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ರಾಜ್ಯದ 50 ಲಕ್ಷ ಸೂಕ್ಷ್ಮ, ಸಣ್ಣ ಹಾಗೂ ಮಧ್ಯಮ ಕೈಗಾರಿಕೆಗಳಿಂದ 2 ಕೋಟಿ 3 ಲಕ್ಷ ಯುವಜನರಿಗೆ ಉದ್ಯೋಗಾವಕಾಶ. ಇಂದು ರಾಷ್ಟೀಯ ಸಣ್ಣ ಕೈಗಾರಿಕೆಗಳ ದಿನ. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಕುರೆಕೊಪ್ಪದಲ್ಲಿ 4 ಬಾಲಕಾರ್ಮಿಕರ ಪತ್ತೆ, ರಕ್ಷಣೆ. ಗೃಹಲಕ್ಷ್ಮಿ ಯೋಜನೆಗೆ 3 ವರ್ಷ. ರಾಜ್ಯದ ಐತಿಹಾಸಿಕ ತಾಣಗಳಿಗೆ ಇಂದು ಸಂಜೆ ಗುಲಾಬಿ ಬಣ್ಣದ ವಿದ್ಯುತ್ ದೀಪಾಲಂಕಾರ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮನದ ಮಾತಿನ 137ನೇ ಆವೃತ್ತಿ ಇಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರ. ಈಗ ವಾರ್ತೆಗಳ ವಿವರ. ಮಹಾತ್ಮ ಗಾಂಧೀಜಿ ಅವರ ಗ್ರಾಮ ಸ್ವರಾಜ್ಯದ ಕನಸನ್ನು ನನಸಾಗಿಸಲು ಗ್ರಾಮ ಪಂಚಾಯಿತಿಗಳಿಗೆ ಅಧಿಕಾರ ನೀಡುವ ಮೂಲಕ ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ರಾಷ್ಟಕ್ಕೆ ಮಾದರಿಯಾದರು ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಸ್ಮರಿಸಿದರು. ಬೆಂಗಳೂರಿನ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಅವರ ಜನ್ಮ ಶತಮಾನೋತ್ಸವ ಉದ್ಘಾಟಿಸಿ ಮಾತನಾಡಿದರು. ಪ್ರಜಾಪ್ರಭುತ್ವ ವಿಕೇಂದ್ರೀಕರಿಸಿ ಹೊಣೆಗಾರಿಕೆ ಮತ್ತು ನಾಗರಿಕ ಸಹಭಾಗಿತ್ವವನ್ನು ಪ್ರೋತ್ಸಾಹಿಸಿದ ನಾಡು ಕಂಡ ಶ್ರೇಷ್ಠ ರಾಜಕಾರಣಿ ರಾಮಕೃಷ್ಣ ಹೆಗಡೆ ಅವರು ಎಂದು ಉಪರಾಷ್ಟಪತಿ ಬಣ್ಣಿಸಿದರು. ರಾಮಕೃಷ್ಣ ಹೆಗಡೆ ಅವರ ಜನ್ಮ ಶತಮಾನೋತ್ಸವ ಹಿನ್ನೆಲೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಮ್ಮ ಶುಭಾಶಯ ಸಂದೇಶದಲ್ಲಿ ಮುತ್ಸದ್ದಿ ರಾಜಕಾರಣಿ ಬಗ್ಗೆ ಗುಣಗಾನ ಮಾಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ವೈದ್ಯಕೀಯ ಮಹಾವಿದ್ಯಾಲಯಕ್ಕೆ ಮುತ್ಸದ್ದಿ ರಾಮಕೃಷ್ಣ ಹೆಗಡೆ ಅವರ ಹೆಸರಿಡಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಅವರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಗ್ರಾಮೀಣಾಭಿವೃದ್ದಿಗೆ ಹೆಗಡೆ ಅವರು ನೀಡಿದ ಕೊಡುಗೆಯನ್ನು ಸ್ಮರಿಸಿ ಪ್ರತಿ ವರ್ಷ ಅವರ ಜನ್ಮ ದಿನದಂದು ರಾಮಕೃಷ್ಣ ಹೆಗಡೆ ಶ್ರೇಷ್ಠ ಪಂಚಾಯಿತಿ ಪ್ರಶಸ್ತಿ ಪ್ರದಾನಿಸುವುದಾಗಿ ಮುಖ್ಯಮಂತ್ರಿ ಪ್ರಕಟಿಸಿದರು. ರಾಜ್ಯದಲ್ಲಿ 50 ಲಕ್ಷ ನೋಂದಾಯಿತ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆ ಎಂಎಸ್ಎಂಇಗಳು ಕಾರ್ಯನಿರ್ವಹಿಸುತ್ತಿದ್ದು 2 ಕೋಟಿ 3 ಲಕ್ಷ ಯುವಜನರಿಗೆ ಉದ್ಯೋಗಾವಕಾಶ ಕಲ್ಪಿಸಿವೆ ಎಂದು ರಾಜ್ಯ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಭಾರತ ಕುಟುಂಬ ಉದ್ಯಮ ಶೃಂಗಸಭೆ ಉದ್ಘಾಟಿಸಿ ಅವರು ಮಾತನಾಡಿದರು. ರಾಜ್ಯದ ಎಂಎಸ್ಎಂಇಗಳು ದೇಶೀಯ ಉತ್ಪನ್ನಕ್ಕೆ ಶೇಕಡ 8.30% ಕೊಡುಗೆ ನೀಡುತ್ತಿವೆ. ಉತ್ಪಾದನಾ ವಲಯದ ಶೇಕಡ 45% ಹಾಗೂ ಒಟ್ಟು ರಫ್ತಿನ ಶೇಕಡ 40% ಕೊಡುಗೆ ನೀಡುತ್ತಿವೆ ಎಂದರು. ರಾಜ್ಯದ ಪ್ರತಿ ಜಿಲ್ಲೆ ಪ್ರತಿ ನಗರ ಹೂಡಿಕೆಯ ತಾಣವಾಗಬೇಕು. ಉದ್ಯೋಗಾಕಾಂಕ್ಷಿ ಯುವಜನತೆಗೆ ಉದ್ಯೋಗಾವಕಾಶ ಖಾತ್ರಿಪಡಿಸಲು ಬಿಯಾಂಡ್ ಬೆಂಗಳೂರು ಯೋಜಿಸಲಾಗಿದೆ ಎಂದು ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ತಯಾರಿಕಾ ವಲಯದಲ್ಲಿ ಕರ್ನಾಟಕ ಕಳೆದ 3 ವರ್ಷಗಳಲ್ಲಿ 5.58 ಕೋಟಿ ರೂಪಾಯಿ ಹೂಡಿಕೆ ಆಕರ್ಷಿಸಿ ದೇಶದಲ್ಲಿ 3ನೇ ಸ್ಥಾನದಲ್ಲಿದೆ ಎಂದಿದ್ದಾರೆ. ಸೆಮಿಕಂಡಕ್ಟರ್, ಏರೋಸ್ಪೇಸ್ ಮತ್ತು ಡಿಫೆನ್ಸ್, ಕ್ಲೀನ್ ಮೊಬಿಲಿಟಿ, ಸೆಲ್ ಉತ್ಪಾದನೆ ಸೇರಿದಂತೆ ಭವಿಷ್ಯದ ಕೈಗಾರಿಕೆಗಳಲ್ಲೂ ಕರ್ನಾಟಕ ತನ್ನ ನಾಯಕತ್ವ

0: ಸ್ವರೂಪವನ್ನು ಮತ್ತಷ್ಟು ಬಲಪಡಿಸುತ್ತಿದೆ ಎಂದು ಹೇಳಿದ್ದಾರೆ. ಇಂದು ರಾಷ್ಟ್ರೀಯ ಸಣ್ಣ ಕೈಗಾರಿಕೆಗಳ ದಿನ. ದೇಶದ ಆರ್ಥಿಕತೆಯಲ್ಲಿ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಸರ್ಕಾರ ಕಿರು ಹಾಗೂ ಗುಡಿ ಕೈಗಾರಿಕೆಗಳ ಬೆಳವಣಿಗೆಯನ್ನು ಉತ್ತೇಜಿಸುತ್ತಿದ್ದು, ಸಾಂಪ್ರದಾಯಿಕ ಕುಶಲಕರ್ಮಿಗಳು ಹಾಗೂ ಕರಕುಶಲ ವಸ್ತುಗಳ ಬಳಕೆಯನ್ನು ಬೆಂಬಲಿಸುತ್ತಿದೆ, ಸ್ಥಳೀಯವಾಗಿ ಉದ್ಯೋಗಗಳನ್ನು ಸೃಷ್ಟಿಸುತ್ತಿದೆ. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಕುರೆಕುಪ್ಪ ಪಟ್ಟಣದಲ್ಲಿ ನಾಲ್ವರು ಬಾಲಕಾರ್ಮಿಕರು ಪತ್ತೆಯಾಗಿದ್ದಾರೆ. ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಹಾಗೂ ಮಕ್ಕಳ ಸಹಾಯವಾಣಿ ಕುರೆಕುಪ್ಪದ ಉದ್ಯಮಿಗಳ ಪರಿಶೀಲನೆ ವೇಳೆ ಬಾಲಕಾರ್ಮಿಕ ಮಕ್ಕಳನ್ನು ಪತ್ತೆ ಹಚ್ಚಿದೆ. ಹಿಂದೆ ವ್ಯಾಸಂಗ ಮಾಡುತ್ತಿದ್ದ ಶಾಲೆಗಳಿಗೆ ಮಕ್ಕಳನ್ನು ಮರು ದಾಖಲಿಸಲಾಗಿದೆ. ಉದ್ದಿಮೆ ಮಾಲೀಕರ ವಿರುದ್ಧ ಬಾಲಕಾರ್ಮಿಕ ಪದ್ಧತಿ ನಿಷೇಧ ಕಾಯ್ದೆಯಡಿ ಪ್ರಕರಣ ದಾಖಲಿಸಿದೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಪಂಚಖಾತ್ರಿ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆ ಜಾರಿಗೊಂಡು ಇಂದಿಗೆ 3 ವರ್ಷಗಳನ್ನು ಪೂರೈಸಿದೆ. 1,20,00,000 ಫಲಾನುಭವಿಗಳ ಖಾತೆಗೆ 76,500 ಕೋಟಿ ರೂಪಾಯಿ ಪಾವತಿಸಲಾಗಿದೆ. ಬೆಳಗಾವಿಯ ಸುವರ್ಣಸೌಧ, ಹಂಪಿಯ ಕಲ್ಲಿನ ರಥ, ಬೆಳಗಾವಿ ಜಿಲ್ಲೆ ಕಿತ್ತೂರಿನ ಚೆನ್ನಮ್ಮ ವೃತ್ತ ಇಂದು ಸಂಜೆ 6ರಿಂದ ರಾತ್ರಿ 10 ಗಂಟೆಯವರೆಗೆ ಗುಲಾಬಿ ಬಣ್ಣದ ಬೆಳಕಿನಿಂದ ಕಂಗೊಳಿಸಲಿವೆ. ವಿಜಯನಗರ ಜಿಲ್ಲೆ ಹೊಸಪೇಟೆಯ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾದ ಲಕ್ಷ್ಮಮ್ಮ ಹಾಗೂ ಗವಿಯಮ್ಮ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಇದು ನಮ್ಮ ಹೆಸರು ಗವ್ಯಮ್ಮ ರೀ. ಇದು ಗೃಹಲಕ್ಷ್ಮಿ ಫಲಾನುಭವಿಗಳು. ಇದು 2,000 ರೂಪಾಯಿ ಗೃಹಲಕ್ಷ್ಮಿದ ಉಪಯೋಗ ಆಗಕತ್ತೈತ್ರಿ. ನಮಗೆ ರೇಷನ್ ತರಕ, ಟ್ಯಾಬ್ಲೆಟ್ಗೆ, ಮಕ್ಕಳಿಗೆ ಅದಕ್ಕಿನ ಖರ್ಚಿಗೆ ಇದಕ್ಕೆಲ್ಲ ಉಪಯೋಗ ಆಗ್ತಾ ಇದೆ.
2: ಲಕ್ಷ್ಮಮ್ಮ ರೀ, ನಾವು ಹೊಸಪೇಟಿ. ನನಗೆ ವಯಸ್ಸಾಗೈತೆ. ತಿಂಗಳಿಗೆ 8,000 ಬರೀ ಗುಳಿಗೆ ಮೊಮ್ಮಕ್ಕಳಿಗೆ ಹಾಕತ್ತೆ. ಎಲ್ಲದಕ್ಕೂ ಉಪಯೋಗ ಆಯ್ತು ನನಗೆ ಅಂತ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಆಕಾಶವಾಣಿಯ ಬಹುಶ್ರುತ ಮನ್ ಕಿ ಬಾತ್ ಕಾರ್ಯಕ್ರಮದ 137ನೇ ಆವೃತ್ತಿ ಇಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಹಿಂದಿ ಅವತರಣಿಕೆ ಬಳಿಕ ಮನದ ಮಾತು, ಕನ್ನಡ ಅವತರಣಿಕೆ ಸೇರಿದಂತೆ ಪ್ರಾದೇಶಿಕ ಭಾಷೆಗಳಲ್ಲೂ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಕೇಂದ್ರ ಪುರಸ್ಕೃತ ಅಮೃತ ಭಾರತ ಯೋಜನೆಯಡಿ ರೈಲು ನಿಲ್ದಾಣಗಳನ್ನು ಸರ್ವಾಂಗ ಸುಂದರವಾಗಿ ಅಭಿವೃದ್ಧಿಪಡಿಸಲು 25,000 ಕೋಟಿ ರೂಪಾಯಿಗೂ ಅಧಿಕ ಅನುದಾನ ನೀಡಲಾಗಿದೆ ಎಂದು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಚಾಮರಾಜನಗರಕ್ಕೆ ವಿಶೇಷ ರೈಲಿನಲ್ಲಿ ಆಗಮಿಸಿದ ಸಚಿವರು ಅಮೃತ ಭಾರತ ಯೋಜನೆಯಡಿ ಮೇಲ್ದರ್ಜೆಗೇರಿಸಲಾದ ಚಾಮರಾಜನಗರ ರೈಲು ನಿಲ್ದಾಣದ ಕಾಮಗಾರಿ ಪರಿಶೀಲಿಸಿದರು. 22 ಕೋಟಿ ರೂಪಾಯಿ ವೆಚ್ಚದಲ್ಲಿ ಚಾಮರಾಜನಗರ ರೈಲು ನಿಲ್ದಾಣವನ್ನು ಮೇಲ್ದರ್ಜೆಗೇರಿಸಲಾಗಿದೆ ಎಂದರು.
6: ಅಮೃತ್ ಭಾರತ್ ಮತ್ತು ಗತಿಶಕ್ತಿಯನ್ನ ರಾಷ್ಟ್ರದಲ್ಲಿ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಇರ್ತಕ್ಕಂಥ ರೈಲ್ವೆ ಸ್ಟೇಷನ್ ರಾಜ್ಯದ ರಾಜಧಾನಿಯಲ್ಲಿ 3,500,000 ಕೋಟಿ ರೂಪಾಯಿ ಕರ್ನಾಟಕಕ್ಕೆ ಇವಾಗಿ ಚಾಮರಾಜನಗರನ್ನು ಕೂಡ ಒಂದು ಅಮೃತ್ ಭಾರತ್ ಯೋಜನೆ ಆಗಿದೆ. ಕೆಲವೇ ದಿನಗಳಲ್ಲಿ ಕಂಪ್ಲೀಟ್ ಮಾಡಿ ಇದನ್ನ ಲೋಕಾರ್ಪಣೆಯನ್ನು ಕೂಡ ನಾವು ಮಾಡ್ತಾ ಇದೀವಿ. ದಿವ್ಯಾಂಗರಿಗೋಸ್ಕರವಾಗಿ ವ್ಯವಸ್ಥೆ ಮಾಡಿದ್ದೀವಿ. ಅವರೇ ಬಂದು ಸ್ಕ್ಯಾನ್ ಮಾಡಿ ಟಿಕೆಟ್ ಅನ್ನ ತಗೊಂಡು ಹೋಗ್ತಕ್ಕಂಥ ಕೆಲಸ ಆಗ್ತಾ ಇದೆ.
0: ಬೆಂಗಳೂರು ನಗರ 67,000 ನೋಂದಾಯಿತ ಮಾಹಿತಿ ತಂತ್ರಜ್ಞಾನ ಹಾಗೂ ವಿವಿಧ ತಂತ್ರಜ್ಞಾನ ಕಂಪನಿಗಳಿಗೆ ತವರಾಗಿದ್ದು 25,00,000 ಯುವಜನರಿಗೆ ಉದ್ಯೋಗಾವಕಾಶ ಒದಗಿಸಿದೆ ಎಂದು ವಿಜ್ಞಾನ ಹಾಗೂ ತಂತ್ರಜ್ಞಾನ ಖಾತೆ ಸಚಿವ ಡಾ ಅಜಯ್ ಸಿಂಗ್ ಬೆಂಗಳೂರಿನಲ್ಲಿ ಹೇಳಿದ್ದಾರೆ. ರಾಜ್ಯದ ಯುವಜನರ ಕೌಶಲ್ಯಾಭಿವೃದ್ಧಿ ಮತ್ತು ಶಿಕ್ಷಣದೊಂದಿಗೆ ಪರಿಣಾಮಕಾರಿಯಾಗಿ ಜೋಡಿಸುವ ಪ್ರಯತ್ನ ನಡೆದಿದೆ ಎಂದರು. ಹಿರಿಯ ರಂಗಕರ್ಮಿ ಪಿ ಗಂಗಾಧರ ಸ್ವಾಮಿ ಮೈಸೂರಿನಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 76 ವರ್ಷ ವಯಸ್ಸಾಗಿತ್ತು. ಇಂದು ಬೆಳಗ್ಗೆ ಕನಕದಾಸನಗರದ ಅವರ ಮನೆಯಲ್ಲಿ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದ್ದು ಬಳಿಕ ಅಂತ್ಯಕ್ರಿಯೆ ನಡೆಯಲಿದೆ. ಹೆಗ್ಗೋಡಿನ ನೀನಾಸಂ.

0: ನಲ್ಲಿ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸಿದ್ದ ಪಿ ಗಂಗಾಧರ ಸ್ವಾಮಿ ಬೆಂಗಳೂರು ಆದರ್ಶ ಫಿಲಂ ಇನ್ಸ್ಟಿಟ್ಯೂಟ್ನಲ್ಲಿ ಅಧ್ಯಾಪಕರಾಗಿದ್ದರು. ಮೈಸೂರು ರಂಗಾಯಣದ ನೇಪಥ್ಯದ ಪ್ರಶಿಕ್ಷಕರಾಗಿ, ಧಾರವಾಡ ರಂಗಾಯಣದ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದರು. ರಾಜ್ಯ ನಾಟಕ ಅಕಾಡೆಮಿ ವಾರ್ಷಿಕ ಪ್ರಶಸ್ತಿ ಹಾಗೂ ಗೌರವ ಪ್ರಶಸ್ತಿಗೆ ಅವರು ಭಾಜನರಾಗಿದ್ದಾರೆ. ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನಲ್ಲಿ ವಾಡಿಕೆಗಿಂತ ಶೇಕಡ 45% ಮಳೆ ಕೊರತೆಯಾಗಿದ್ದು ಬರಪೀಡಿತ ತಾಲೂಕು ಎಂದು ಘೋಷಿಸಿದ್ದಾಗಿ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಡಾ ಎಂವಿ ವೆಂಕಟೇಶ್ ತಿಳಿಸಿದ್ದಾರೆ. ವಿಕಸಿತ ಭಾರತ ಗ್ರಾಮೀಣ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ವಿಬಿ ಜಿರಾಮ್ಜಿ ಯೋಜನೆಯಡಿ ಅರ್ಹ ಕೂಲಿ ಕಾರ್ಮಿಕರಿಗೆ ಗರಿಷ್ಠ ಉದ್ಯೋಗಾವಕಾಶ ಒದಗಿಸುವಂತೆ ಜಿಲ್ಲಾ ಪಂಚಾಯಿತಿ ಸಿಇಒ ಅವರಿಗೆ ಸೂಚಿಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಾಡಿದ್ದು ಸೆಪ್ಟೆಂಬರ್ 1ರಂದು ಗದಗ್ ಜಿಲ್ಲೆಗೆ ಭೇಟಿ ನೀಡಿ ಬರ ಪರಿಸ್ಥಿತಿ ಅವಲೋಕಿಸಲಿದ್ದಾರೆ. ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಅಧ್ಯಕ್ಷತೆಯಲ್ಲಿ ಪೂರ್ವ ಸಿದ್ದತಾ ಸಭೆ ನಡೆಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ 50 ಲಕ್ಷ ಸೂಕ್ಷ್ಮ ಸಣ್ಣ ಹಾಗೂ ಮಧ್ಯಮ ಕೈಗಾರಿಕೆಗಳಿಂದ 2 ಕೋಟಿ 3 ಲಕ್ಷ ಯುವಜನರಿಗೆ ಉದ್ಯೋಗಾವಕಾಶ. ಇಂದು ರಾಷ್ಟೀಯ ಸಣ್ಣ ಕೈಗಾರಿಕೆಗಳ ದಿನ. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಕುರೆಕುಪ್ಪದಲ್ಲಿ 4 ಬಾಲಕಾರ್ಮಿಕರ ಪತ್ತೆ, ರಕ್ಷಣೆ. ಗೃಹಲಕ್ಷ್ಮಿ ಯೋಜನೆಗೆ 3 ವರ್ಷ. ರಾಜ್ಯದ ಐತಿಹಾಸಿಕ ತಾಣಗಳಿಗೆ ಇಂದು ಸಂಜೆ ಗುಲಾಬಿ ಬಣ್ಣದ ವಿದ್ಯುತ್ ದೀಪಾಲಂಕಾರ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮನದ ಮಾತಿನ 137ನೇ ಆವೃತ್ತಿ ಇಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಇದು ಆಕಾಶವಾಣಿ ಬೆಂಗಳೂರು. ಕೇಳಿ ಎಂ ಶಿವಕುಮಾರ್ ಅವರು ಹಾಡಿರುವ ಭಾವಗೀತೆಗಳು. ಆರಂಭದಲ್ಲಿ ಕೇಳಿ ಡಾಕ್ಟರ್ ದೊಡ್ಡರಂಗೇಗೌಡರ ಒಂದು ರಚನೆ, ಮರೆಯಬೇಡವೋ ಮನುಜ.

ಕೇಳ್ತಾ ಇದ್ದೀರಾ ಎಂ ಶಿವಕುಮಾರ್ ಅವರು ಹಾಡಿರುವ ಭಾವಗೀತೆಗಳನ್ನ. ಇನ್ನು ಮುಂದೆ ಕೇಳಿ ಬಿಆರ್ ಲಕ್ಷ್ಮಣರಾವ್ ವಿರಚಿತ ಭಾವಗೀತೆ, ಕವಿದಂತೆ ಮಂಜು ಈ ಹಗಲಿಗೆ, ಕವಿದಿದೆ ವಿಷಾದ ಈ ಮನಸ್ಸಿಗೆ.

0: ಇದುವರೆಗೆ ಎಂ ಶಿವಕುಮಾರ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್, ಅಂದರೆ 612 ಕಿಲೋ ಹರ್ಟ್ಸ್ಗಳು. ಸಮಯ ಆಗಿದೆ 7:30.
1: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
2: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
1: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ಭಕ್ತಿ ಭಾವಗಳಿಂದ ಮುಂಜಾವಿನ ಸಮಯದಲ್ಲಿ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸ್ವರಮಾಲೆ
1: ಶುಭೋದಯ ಕರ್ನಾಟಕ.
2: ತೊರೆದು ಜೀವಿಸಬಹುದೇ
0: ದಾಸರ ಪದಗಳು,
2: ಹರಿ ನಿನ್ನ ಚರಣಗಳ
1: ವಚನಗಳು,
2: ಉಳ್ಳವರು ಶಿವಾಲಯವ ಮಾಡುವರು
0: ಸಾಂಪ್ರದಾಯಿಕ ಗೀತೆಗಳು.
1: ಶುಭೋದಯ ಕರ್ನಾಟಕದಲ್ಲಿ ಪ್ರತಿದಿನ ಬೆಳಿಗ್ಗೆ 6:10
0: ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

0: ಮಾತಿನೊಂದಿಗೆ ಮುದನೀಡುವ ಗೀತೆಗಳ ಸಮ್ಮಿಲನ ಗಾನಗಂಗೆ.
1: ಎಂಥ ಮಾತು ಎಂಥ ಮಾತು ನೀನು ಕೇಳಿದೆ,
0: ಮಾತು ಮಾಹಿತಿ ಮಂಥನದೊಂದಿಗೆ ಮನಸ್ಸಿಗೆ ಉಲ್ಲಾಸ ನೀಡುವ ಹಾಡುಗಳ ರಸಗಂಗೆ ಗಾನಗಂಗೆ.
2: ಪ್ರತಿದಿನ ಬೆಳಿಗ್ಗೆ 9:30 10:30 ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಕೇಳಿ ಗಾನಗಂಗೆ.
3: ಇಂಪಾದದಲ್ಲಿ ನವಿರಾದ ಕಾವ್ಯ, ಮನದಾಳವನ್ನು ತಟ್ಟುವ ಸಂಗೀತ, ಮತ್ತೆ ಮತ್ತೆ ಕೇಳಬೇಕೆನ್ನುವ ಹಿಂದಿ ಚಿತ್ರಗೀತೆಗಳ ಪ್ರಸಾರ ಸುನಹರಿ ಪಲ್ನಲ್ಲಿ. ಹೃದಯಗಳು ಮಿಡಿಯುವ ಹಿಂದಿ ಚಿತ್ರಗೀತೆಗಳು ತಪ್ಪದೇ ಕೇಳಿ ಸುನ್ಹೆರೆ ಪಲ್, ಪ್ರತಿದಿನ ಬೆಳಿಗ್ಗೆ 10:30 ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

0: ಸಮಯ 7:34. ಆಕಾಶವಾಣಿ ಮೊದಲಿಗೆ ಒಂದು ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ತಾಷ್ಕೆಂಟ್ನಲ್ಲಿಂದು ಉಜ್ಬೇಕಿಸ್ತಾನ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಮನ್ ಕಿ ಬಾತ್ನ 137ನೇ ಆವೃತ್ತಿಯಲ್ಲಿಂದು ಸಮಸ್ತ ಭಾರತೀಯರನ್ನು ಉದ್ದೇಶಿಸಿ ಪ್ರಧಾನಿ ಭಾಷಣ. ನೇಪಾಳ ಪ್ರವಾಹ ದುರಂತ ಮೃತರ ಸಂಖ್ಯೆ 675ಕ್ಕೆ ಏರಿಕೆ. ಈವರೆಗೆ 108 ಭಾರತೀಯರ ರಕ್ಷಣೆ, ತೀವ್ರಗೊಂಡ ಶೋಧ ಕಾರ್ಯ. ಲಕ್ನೋದಲ್ಲಿಂದು ಕೈಗಾರಿಕಾ ಸಮಾವೇಶದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭಾಗಿ, ಹಲವು ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ. ಟಿ20 ಏಷ್ಯಾ ಕಪ್ ಕ್ರಿಕೆಟ್ ಇಂದು ಭಾರತ ಥಾಯ್ಲೆಂಡ್ ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ಉಜ್ಬೇಕಿಸ್ತಾನ್ ಅಧ್ಯಕ್ಷ ಶೌಕತ್ ಮಿರ್ಜಿಯೋಯೇವ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ತಾಷ್ಕೆಂಟ್ನಲ್ಲಿ ನಡೆಯಲಿರುವ ಸಭೆಯಲ್ಲಿ ವ್ಯಾಪಾರ ಮತ್ತು ಹೂಡಿಕೆ, ರಕ್ಷಣೆ, ಡಿಜಿಟಲ್ ಸಂಪರ್ಕ, ಇಂಧನ, ಶಿಕ್ಷಣ ಹಾಗೂ ಜನರ ನಡುವಿನ ಸಂಪರ್ಕ ಸೇರಿದಂತೆ ವಿವಿಧ ಕ್ಷೇತ್ರಗಳ ಸಹಕಾರವನ್ನು ಉಭಯ ನಾಯಕರು ಪರಿಶೀಲನೆ ನಡೆಸಲಿದ್ದಾರೆ. ಇದಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿಯವರು ಉಜ್ಬೇಕಿಸ್ತಾನ್ ಯೋಗ ಒಕ್ಕೂಟ ಆಯೋಜನೆ ಮಾಡಿರುವಂತಹ ಯೋಗ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಬಳಿಕ ಅವರು ಅಧ್ಯಕ್ಷ ಶೌಕತ್ ಮಿರ್ಜಿಯೋಯೇವ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಉಭಯ ರಾಷ್ಟಗಳ ನಡುವಿನ ರಕ್ಷಣಾ ಕ್ಷೇತ್ರದ ಸಹಕಾರ ನಿರಂತರವಾಗಿ ವೃದ್ಧಿಯಾಗುತ್ತಿದೆ. ಇದರೊಂದಿಗೆ ಗಣಿಗಾರಿಕೆ, ವಿಶೇಷವಾಗಿ ಅಪರೂಪದ ಭೂ ಖನಿಜಗಳು, ಚಿನ್ನ ಸೇರಿದಂತೆ ವಿವಿಧ ಲೋಹಗಳು ಹಾಗೂ ಇತರ ಉಪಯುಕ್ತ ಖನಿಜಗಳ ಕ್ಷೇತ್ರದಲ್ಲಿನ ಸಹಕಾರದ ಕುರಿತು ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಔಷಧ, ಕೃಷಿ ಮತ್ತು ಕೌಶಲ್ಯಾಭಿವೃದ್ಧಿ ಕ್ಷೇತ್ರಗಳು ಹಾಗೂ ಹೊಸ ಸಂಪರ್ಕ ಮಾರ್ಗಗಳ ಅನ್ವೇಷಣೆಯು ಉಭಯ ನಾಯಕರ ಮಾತುಕತೆಯ ಪ್ರಮುಖ ವಿಷಯಗಳಾಗುವ ನಿರೀಕ್ಷೆ ಇದೆ. ಕಳೆದ 10 ವರ್ಷಗಳಲ್ಲಿ ಉಭಯ ರಾಷ್ಟಗಳ ನಡುವಿನ ವ್ಯಾಪಾರ ಶೇಕಡ 300ರಷ್ಟು ಹೆಚ್ಚಾಗಿದೆ. ಪ್ರಸ್ತುತ 100 ಶತಕೋಟಿ ಡಾಲರ್ಗಳಿರುವಂತಹ ದ್ವಿಪಕ್ಷೀಯ ವ್ಯಾಪಾರವನ್ನು ಮುಂಬರುವ ವರ್ಷಗಳಲ್ಲಿ ದ್ವಿಗುಣಗೊಳಿಸುವ ಗುರಿಯನ್ನು ಉಭಯ ರಾಷ್ಟಗಳು ಹೊಂದಿವೆ. ಈ ಸಂಬಂಧ ಇಂದು ಕೆಲವು ಮಹತ್ವದ ಒಪ್ಪಂದಗಳಿಗೆ ಸಹಿ ಹಾಕಲಾಗುವಂತಹ ನಿರೀಕ್ಷೆ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಬೆಳಗ್ಗೆ 11 ಗಂಟೆಗೆ ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ದೇಶ ಹಾಗೂ ವಿದೇಶಗಳ ಭಾರತೀಯ ಸಮುದಾಯದೊಂದಿಗೆ ತಮ್ಮ ಮನದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 137ನೇ ಆವೃತ್ತಿಯಾಗಿದೆ. ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳಲ್ಲಿ ಮತ್ತು ಎಐಆರ್ ನ್ಯೂಸ್ ವೆಬ್ಸೈಟ್ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಎಐಆರ್ ನ್ಯೂಸ್, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಾರ್ಯಾಲಯ ಮತ್ತು ಮಾಹಿತಿ ಹಾಗೂ ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ಕಾರ್ಯಕ್ರಮ ನೇರ ಪ್ರಸಾರವಾಗಲಿದೆ. ಹಿಂದಿ ಅವತರಣಿಕೆಯ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಗುಜರಾತ್ನಲ್ಲಿ ಇಂದು ಪ್ರಸಾರವಾಗಲಿರುವಂತಹ ಪ್ರಧಾನಿ ನರೇಂದ್ರ ಮೋದಿಯವರ 137ನೇ ಆವೃತ್ತಿಯ ಮನ್ ಕಿ ಬಾತ್ ಕಾರ್ಯಕ್ರಮವನ್ನು ಆಲಿಸಲು ಭಾರತೀಯ ಜನತಾ ಪಕ್ಷ ರಾಜ್ಯಾದ್ಯಂತ ವಿವಿಧ ಸಮುದಾಯಗಳನ್ನು ಒಳಗೊಂಡ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದೆ. ಪಕ್ಷದ ಹಿರಿಯ ಮುಖಂಡರು, ಯುವಜನರು, ರೈತರು, ವೃತ್ತಿಪರರು ಹಾಗೂ ವಿವಿಧ ಸಮುದಾಯಗಳ ಸದಸ್ಯರೊಂದಿಗೆ ಕಾರ್ಯಕ್ರಮವನ್ನು ಆಲಿಸಲಿದ್ದಾರೆ ಎಂದು ಪಕ್ಷದ ಮುಖಂಡರು ತಿಳಿಸಿದ್ದಾರೆ. ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಅವರು ಸೂರತ್ ನಗರದ ಉಧ್ನಾ ಪ್ರದೇಶದಲ್ಲಿರುವಂತಹ ಬಿಜೆಪಿಯ ಕಚೇರಿಯಲ್ಲಿ ಚಾರ್ಟೆಡ್ ಅಕೌಂಟೆಂಟ್ಗಳು ಮತ್ತು ಕಂಪನಿ ಕಾರ್ಯದರ್ಶಿಗಳೊಂದಿಗೆ ಕಾರ್ಯಕ್ರಮವನ್ನು ಆಲಿಸಲಿದ್ದಾರೆ. ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಅವರು ಅಹಮದಾಬಾದ್ ನಗರದ ಥಲ್ತೇಜ್ ಪ್ರದೇಶದ ಘಂಡ್ಲೋಟಿ

0: ವಿಧಾನಸಭಾ ಕ್ಷೇತ್ರದ 172ನೇ ಮತಗಟ್ಟೆಯಲ್ಲಿ ಕಾರ್ಯಕ್ರಮವನ್ನು ಆಲಿಸಲಿದ್ದಾರೆ. ಗುಜರಾತ್ನಾದ್ಯಂತ ಎಲ್ಲ ಮತಗಟ್ಟೆಗಳಲ್ಲಿ ಇದೇ ರೀತಿಯ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದ್ದು, ಪಕ್ಷದ ಮುಖಂಡರು, ಚುನಾಯಿತ ಪ್ರತಿನಿಧಿಗಳು, ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಮನ್ ಕಿ ಬಾತ್ ಕಾರ್ಯಕ್ರಮವನ್ನು ಆಲಿಸಲಿದ್ದಾರೆ ಎಂದು ಪಕ್ಷದ ಮುಖಂಡರು ತಿಳಿಸಿದ್ದಾರೆ. ನೇಪಾಳದಲ್ಲಿ ಸಂಭವಿಸಿದಂತಹ ಭೀಕರ ದಿಢೀರ್ ಪ್ರವಾಹದ ಸಂದರ್ಭದಲ್ಲಿ ಮೃತಪಟ್ಟವರ ಸಂಖ್ಯೆ 675ಕ್ಕೆ ಏರಿಕೆಯಾಗಿದ್ದು, ಪ್ರಕೃತಿ ವಿಕೋಪ ಪೀಡಿತ ಪ್ರದೇಶಗಳಲ್ಲಿ ರಕ್ಷಣಾ ಮತ್ತು ಶೋಧ ಕಾರ್ಯಾಚರಣೆಗಳು ತೀವ್ರಗತಿಯಲ್ಲಿ ಮುಂದುವರೆದಿವೆ. ಈ ಪ್ರದೇಶದಲ್ಲಿ ಮತ್ತೆ ಮಳೆಯಾಗುತ್ತಿರುವುದು ಹಾಗೂ ಮತ್ತಷ್ಟು ಪ್ರವಾಹ ಎದುರಾಗುವ ಭೀತಿ ಸೃಷ್ಟಿಯಾಗಿರುವುದು ರಕ್ಷಣಾ ಕಾರ್ಯಕ್ಕೆ ಸವಾಲಾಗಿ ಪರಿಣಮಿಸಿದೆ. ಪ್ರಸ್ತುತ ಕನಿಷ್ಠ 320 ವಿದೇಶಿ ಪ್ರಜೆಗಳು ಸೇರಿದಂತೆ ಸುಮಾರು 2,400 ಜನರು ಇನ್ನೂ ಕೂಡ ಕಾಣೆಯಾಗಿದ್ದಾರೆ. ಪ್ರವಾಹ ಪರಿಸ್ಥಿತಿಯ ನಡುವೆಯೂ ಸಂಪರ್ಕ ಕಳೆದುಕೊಂಡಿದ್ದಂತಹ 261 ವಿದೇಶಿ ಪ್ರವಾಸಿಗರು ಸೇರಿದಂತೆ ಒಟ್ಟು 4,400ಕ್ಕೂ ಹೆಚ್ಚು ಜನರನ್ನ ರಕ್ಷಣಾ ಪಡೆಗಳು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಿವೆ. ನೇಪಾಳ ಪೊಲೀಸರ ಅಧಿಕೃತ ವರದಿಯ ಪ್ರಕಾರ ಒಟ್ಟು 8 ಜಿಲ್ಲೆಗಳಿಂದ ಇದುವರೆಗೆ 675 ಮೃತದೇಹಗಳನ್ನು ಹೊರತೆಗೆಯಲಾಗಿದೆ. ಇವುಗಳಲ್ಲಿ ಚಿತ್ವಾನ್, ಪೂರ್ವ ನವಲಪರಾಸಿ ಹಾಗೂ ಪಶ್ಚಿಮ ನವಲಪರಾಸಿ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಸಾವು ನೋವುಗಳು ಸಂಭವಿಸಿವೆ. ದುರಂತ ಪೀಡಿತ ಪ್ರದೇಶಗಳಲ್ಲಿ ರಕ್ಷಣಾ ಕಾರ್ಯಕ್ಕಾಗಿ 15,000ಕ್ಕೂ ಹೆಚ್ಚು ಭದ್ರತಾ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದ್ದು, ನೆರವು ಅಗತ್ಯವಿರುವಂತಹ ದುರ್ಗಮ ಪ್ರದೇಶಗಳಿಗೆ ಹೆಲಿಕಾಪ್ಟರ್ಗಳ ಮೂಲಕ ನಿರಂತರ ಕಾರ್ಯಾಚರಣೆ ನಡೆಸಿ ಜನರನ್ನು ತೆರವುಗೊಳಿಸಲಾಗುತ್ತಿದೆ ಮತ್ತು ಅಗತ್ಯ ಪರಿಹಾರಗಳ ತಲುಪಿಸಲಾಗುತ್ತಿದೆ. ನೇಪಾಳ ಪ್ರವಾಹ ದುರಂತದ ನಂತರ ಇದುವರೆಗೆ 108 ಭಾರತೀಯ ಪ್ರಜೆಗಳನ್ನು ಯಶಸ್ವಿಯಾಗಿ ರಕ್ಷಿಸಲಾಗಿದೆ ಎಂದು ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಅವರು, ಈ ಹಿಂದೆ ಸಂಪರ್ಕಕ್ಕೆ ಸಿಗದ ಇದ್ದಂತಹ ಸುಮಾರು 50 ಭಾರತೀಯ ಪ್ರಜೆಗಳೊಂದಿಗೆ ಮತ್ತೆ ಸಂಪರ್ಕವನ್ನು ಸಾಧಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರಸ್ತುತ ವರದಿಗಳ ಪ್ರಕಾರ 275 ಭಾರತೀಯ ಪ್ರಜೆಗಳು ಕಾಣೆಯಾಗಿದ್ದಾರೆ ಮತ್ತು ಇತರ ದೇಶಗಳ ಪೌರತ್ವ ಹೊಂದಿರುವಂತಹ ಸುಮಾರು 128 ಭಾರತೀಯ ಮೂಲದ ವ್ಯಕ್ತಿಗಳು ಕೂಡ ಪತ್ತೆಯಾಗಿಲ್ಲ. ಸ್ಥಳೀಯ ಸರ್ಕಾರಿ ಮೂಲಗಳ ಪ್ರಕಾರ ಕಳೆದ 2 ದಿನಗಳಲ್ಲಿ 598 ಭಾರತೀಯ ಪ್ರಜೆಗಳು ಚೀನಾದಿಂದ ನೇಪಾಳಕ್ಕೆ ಗಡಿದಾಟಿ ಬಂದಿದ್ದಾರೆ. ಇದೇ ವೇಳೆ ಚೀನಾದಿಂದ ಇನ್ನೂ ಹೊರಗಿಡಬೇಕಾಗಿರುವಂತಹ 900 ಭಾರತೀಯ ಪ್ರಜೆಗಳು ಸುರಕ್ಷಿತವಾಗಿದ್ದು, ಬೀಜಿಂಗ್ನಲ್ಲಿರುವಂತಹ ಭಾರತೀಯ ರಾಯಭಾರ ಕಚೇರಿಯು ಅವರೊಂದಿಗೆ ನೇರವಾಗಿ ಮತ್ತು ಸ್ಥಳೀಯ ಸರ್ಕಾರದ ಮೂಲಕ ನಿರಂತರ ಸಂಪರ್ಕದಲ್ಲಿದೆ. ಪ್ರಕೃತಿ ವಿಕೋಪಕ್ಕೆ ಸಿಲುಕಿರುವಂತಹ ನೇಪಾಳದ ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆಗಳಿಗೆ ಸಂಪೂರ್ಣ ಬೆಂಬಲ ನೀಡಲು ಭಾರತ ಸರ್ಕಾರವು ರಾಷ್ಟೀಯ ವಿಪತ್ತು ನಿರ್ವಹಣಾ ಪಡೆ ಸೇವೆಯನ್ನು ಒದಗಿಸಿದೆ. ಇದರ ಜೊತೆಗೆ ಭಾರತೀಯ ವಾಯುಪಡೆಯ ವಿಮಾನಗಳ ಮೂಲಕ ತುರ್ತು ಮಾನವೀಯ ನೆರವು ಮತ್ತು ಅಗತ್ಯ ಪರಿಹಾರ ಸಾಮಗ್ರಿಗಳನ್ನು ತಕ್ಷಣವೇ ನೇಪಾಳಕ್ಕೆ ರವಾನಿಸಲಾಗಿದೆ. ನಿನ್ನೆ 11 ಟನ್ ತೂಕದ ಪರಿಹಾರ ಸಾಮಗ್ರಿಗಳ ಜೊತೆಗೆ 4ನೇ ಸಿ 130 ಜೆ ಹರ್ಕ್ಯುಲಸ್ ಸಾರಿಗೆ ವಿಮಾನವನ್ನು ಕಠ್ಮಂಡುವಿಗೆ ಕಳುಹಿಸಲಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ತಿಳಿಸಿದ್ದಾರೆ. ಸಂಕಷ್ಟದಲ್ಲಿರುವಂತಹ ಪ್ರಜೆಗಳ ಸುರಕ್ಷತೆ ಮತ್ತು ನೆರೆ ಸಂತ್ರಸ್ತರಿಗೆ ಅಗತ್ಯ ಸಹಾಯ ತಲುಪಿಸಲು ಕೇಂದ್ರ ಸರ್ಕಾರವು ಅಗತ್ಯ ಕ್ರಮಗಳನ್ನು ಕೈಗೊಳ್ಳುತ್ತಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮೂರು ದಿನಗಳ ಉತ್ತರ ಪ್ರದೇಶ ಪ್ರವಾಸದಲ್ಲಿರುವಂತಹ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರಿಂದು ಲಕ್ನೋದಲ್ಲಿ ಪ್ರಧಾನಮಂತ್ರಿ ಸೇತು ಯೋಜನೆಯಡಿ ಆಯೋಜನೆ ಮಾಡಲಾಗಿರುವಂತಹ ಕೈಗಾರಿಕಾ ಸಮಾವೇಶವನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಈ ಸಮಾವೇಶದಲ್ಲಿ ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ವೃತ್ತಿಪರ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ವಿವಿಧ ವಿಷಯಗಳ ಕುರಿತು ಸಮಗ್ರ ಚರ್ಚೆ ನಡೆಯಲಿದೆ. ಸಮಾವೇಶದಲ್ಲಿ ಪಾಲ್ಗೊಳ್ಳುವ ಮುನ್ನ ರಕ್ಷಣಾ ಸಚಿವರು ಪ್ರಧಾನಿ ನರೇಂದ್ರ ಮೋದಿಯವರ ಮನ್ ಕಿ ಬಾತ್ ಕಾರ್ಯಕ್ರಮವನ್ನು ಆಲಿಸಲಿದ್ದಾರೆ. ನಂತರ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಉಪಸ್ಥಿತಿಯಲ್ಲಿ ಲಕ್ನೋ ಕಂಟೋನ್ಮೆಂಟ್ ಪ್ರದೇಶದಲ್ಲಿ ಸುಮಾರು 101 ಕೋಟಿ ರೂಪಾಯಿ ಮೌಲ್ಯದ 12 ಪ್ರಮುಖ ಅಭಿವೃದ್ಧಿ ಯೋಜನೆಗಳಿಗೆ ಅವರು ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ತಮ್ಮ ಪ್ರವಾಸದ 2ನೇ ದಿನವಾದ ನಿನ್ನೆ ರಕ್ಷಣಾ ಸಚಿವರು ಲಕ್ನೋದಲ್ಲಿ ಫ್ರಾಗ್ರೆನ್ಸ್ ಪಾರ್ಕ್ ಅನ್ನು ಉದ್ಘಾಟಿಸಿ ಮಾತನಾಡಿದರು. ಕಾರ್ಯಕ್ರಮದ ವೇಳೆ ಅವರು ಲಾಲಾ ಲಜಪತ್ ರಾಯ್ ಮತ್ತು ಶಹೀದ್ ಭಗತ್ ಸಿಂಗ್ ಅವರ ಪ್ರತಿಮೆಗಳನ್ನು ಅನಾವರಣಗೊಳಿಸುವುದರ ಜೊತೆಗೆ 4,313 ಲಕ್ಷ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿದರು. ದುಬೈ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಟಿ20 ಮಹಿಳಾ ಏಷ್ಯಾ ಕಪ್ ಕ್ರಿಕೆಟ್ ಟೂರ್ನಿಯ ಮೊದಲ ಪಂದ್ಯದಲ್ಲಿ ಭಾರತದ ಮಹಿಳಾ ತಂಡ

ಕುರಿತ ಅಂತಾರಾಷ್ಟ್ರೀಯ ಸಮ್ಮೇಳನದ ಸಮಾರೋಪ ಭಾಷಣದಲ್ಲಿ ಮಾತನಾಡಿದ ಅವರು, ವಿಡಿಯೋ ಕರೆಗಳ ಮೂಲಕ ಪೊಲೀಸ್ ಅಥವಾ ನ್ಯಾಯಾಂಗ ಅಧಿಕಾರಿಗಳಿಗೆ ನಟಿಸಿ ವಂಚಿಸುವ ಪ್ರಕರಣಗಳ ತೀವ್ರತೆಯನ್ನು ಪರಿಶೀಲಿಸಲು ಸುಪ್ರೀಂಕೋರ್ಟ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ನಿರ್ದೇಶನ ನೀಡಿದೆ ಎಂದು ತಿಳಿಸಿದ್ದಾರೆ. ಜೊತೆಗೆ ಇಂತಹ ಅಪರಾಧಿಗಳಿಗೆ ಪ್ರತ್ಯೇಕ ಶಿಕ್ಷಾ ನಿಯಮವನ್ನು ರೂಪಿಸುವ ಅಗತ್ಯವನ್ನು ಉನ್ನತ ನ್ಯಾಯಾಲಯ ಪ್ರತಿಪಾದಿಸಿದೆ ಎಂದು ಅವರು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಟಾಷ್ಕೆಂಟ್ನಲ್ಲಿಂದು ಉಜ್ಬೇಕಿಸ್ತಾನ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಮನ್ ಕಿ ಬಾತ್ ನೂರ 130ನೇ ಆವೃತ್ತಿಯಲ್ಲಿದ್ದು ಸಮಸ್ತ ಭಾರತೀಯರನ್ನು ಉದ್ದೇಶಿಸಿ ಪ್ರಧಾನಿ ಭಾಷಣ. ನೇಪಾಳ ಪ್ರವಾಸಿಗರ ಮೃತರ ಸಂಖ್ಯೆ 685ಕ್ಕೆ ಏರಿಕೆ. ಇವರಿಗೆ 108 ಭಾರತೀಯ ರಕ್ಷಣೆ ತೀವ್ರವಾದ ಶೋಧ ಕಾರ್ಯ. ಲಕ್ನೋದಲ್ಲಿಂದು ಕೈಗಾರಿಕಾ ಸಮಾವೇಶದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭಾಗಿ. ಹಲವು ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ. ಟಿ20 ಏಷ್ಯಾ ಕಪ್ ಕ್ರಿಕೆಟ್ ಇಂದು ಭಾರತ ಥೈಲ್ಯಾಂಡ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.

ಆಕಾಶವಾಣಿ ಬೆಂಗಳೂರು, ಸಮಯ ಆಗಿದೆ 7:45. ಚಿತ್ರಗೀತೆಗಳು ಆರಂಭದಲ್ಲಿ ಕೇಳಿ ಅವಳ ಅಂತರಂಗ ಚಿತ್ರದ ಗೀತೆ, ಹಾಡಿದ್ದಾರೆ ಎಸ್ ಜಾನಕಿ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತ ನಿರ್ದೇಶನ.

ಇನ್ನು ಮುಂದೆ ಕೇಳಿ ಕಾರ್ತಿಕ್ ಹಾಗೂ ವಾಣಿ ಹರಿಕೃಷ್ಣ ಅವರು ಹಾಡಿರುವ ರನ್ನ ಚಿತ್ರದ ಗೀತೆ. ಪುರಂದರದಾಸರ ಈ ಕೃತಿಯನ್ನ ಸಂಗೀತಕ್ಕೆ ಅಳವಡಿಸಿದ್ದಾರೆ ವಿ ಹರಿಕೃಷ್ಣ.

ಶ್ರೋತೃಗಳೇ ಗಮನಿಸಿ, ಇಂದು ಬೆಳಗ್ಗೆ 10:55 ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳುವ ಮನ್ ಕಿ ಬಾತ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನಂತರ ಮನ್ ಕಿ ಬಾತ್ನ ಕನ್ನಡ ಅವತರಣಿಕೆ ಮನದ ಮಾತು ಮೂಡಿಬರುವುದು. ಆಕಾಶವಾಣಿ ಸಮಯ ಆಗಲಿದೆ 8:00. ಇನ್ನು ಮುಂದೆ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದಿಂದ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಪರಸಂಗದ ಗೆಂಡೆತಿಮ್ಮ ಚಿತ್ರದ ಗೀತೆಯನ್ನು ಕೇಳಿದ್ರಿ. ದೊಡ್ಡರಂಗೇಗೌಡರ ಈ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನವಿತ್ತು.

ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಓಂ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಸಂಗೀತ ಹಾಗೂ ಸಾಹಿತ್ಯ ಹಂಸಲೇಖ ಅವರದಾಗಿತ್ತು. ಚಿತ್ರಗೀತೆಗಳಲ್ಲಿ ಇನ್ನು ಮುಂದೆ ಕೇಳಿ ಪಲ್ಲವಿ ಅನುಪಲ್ಲವಿ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಜಾನಕಿ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಇಳೆ ರಾಜ ಅವರ ಸಂಗೀತ.

0: ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ದೊಡ್ಡರಂಗೇಗೌಡರ ಈ ಸಾಹಿತ್ಯಕ್ಕೆ ಅಶ್ವಥ್ ವೈದಿಯವರ ಸಂಗೀತ ನಿರ್ದೇಶನವಿತ್ತು. ಇದಾಗಿತ್ತು ಈ ಹೊತ್ತಿನ ಚಿತ್ರಗೀತೆಗಳು. ಸಮಯ ಆಗಿದೆ 8:50. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ

ಕಗ್ಗದ ಸಿರಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಇರುವುದಿರಲಿ ವಿಷಯೇಂದ್ರಿಯದ ಸಂತಾಪವೂ ಮುಗಿಯುವುದೆಂಬುದಲ ಪುಣ್ಯ. ಅಂಥವೆಲ್ಲಕ್ಕುಮಿರುವುದಿರಲಿ ವಿಷಯೇಂದ್ರಿಯದ ಸಂತಾಪವೂ ಮುಗಿಯುವುದೆಂಬುದಲ ಪುಣ್ಯ. ಎಂತೋ ನಿನ್ನಾಜ್ಞೆಯೇನೋ ತಾಮಸೋತೋ ಬೇಸತ್ತೋ ಶಾಂತಿ ಒಡೆಯಲಿ ಕರ್ಣ ಮಂಕುತಿಮ್ಮ. ಎಂತೋ ನಿನ್ನಾಜ್ಞೆಯೇನೋ ತಾಮಸೋತೋ ಬೇಸತ್ತೋ ಶಾಂತಿ ಒಡೆಯಲಿ ಕರ್ಣ ಮಂಕುತಿಮ್ಮ.

ನಮ್ಮನ್ನ ಸಂಕ್ಷೋಭೆಗೆ ಈಡು ಮಾಡಿಬಿಡೋ, ವಿವಶರನ್ನಾಗಿಸಿ ಕಾಡಿಬಿಡೋ ಈ ಇಂದ್ರಿಯಗಳ ಬಯಕೆಗೂ ಒಂದು ಕೊನೆ ಇದೆಯಲ್ಲ, ಅದೇ ಸಮಾಧಾನ. ಇಲ್ದಿದ್ರೆ ನಮ್ಮ ಶರೀರ ಮನಸ್ಸುಗಳ ಅವಸ್ಥೆ ಏನಾಗ್ತಾ ಇತ್ತು? ಹಸಿವು, ಬಾಯಾರಿಕೆ, ವಿಷಯಾಸಕ್ತಿ ಇವು ಮನುಷ್ಯನನ್ನ ಕಾಡಿಬಿಡೋಂಥ, ಸಮಯ ಬಂದರೆ ಅಧೋಗತಿಗೆ ತಳ್ಳಿಬಿಡೋಂಥ ಇಂದ್ರಿಯ ಕಾಮನೆಗಳು. ಇವುಗಳ ದಮನ ಅಸಾಧ್ಯ. ಹಸಿವನ್ನ ತಡೆಯಲಾಗದೆ ವಿಶ್ವಾಮಿತ್ರ ನಾಯಿ ಮಾಂಸ ತಿಂದನಂತೆ. ಹಸಿವು ಮನುಷ್ಯನ ಮನಸ್ಸನ್ನೇ ಅಲ್ಲೋಲ ಕಲ್ಲೋಲ ಮಾಡಿಬಿಡುತ್ತೆ. ಧರ್ಮ, ನ್ಯಾಯ, ನೀತಿ, ಸತ್ಯ ಎಲ್ಲವನ್ನ ಮರೆಸಿಬಿಡುತ್ತೆ ಅಂತ ಧರ್ಮದೇವ ಮಹಾಭಾರತದಲ್ಲಿ ಹೇಳ್ತಾನೆ. ಇನ್ನು ವಿಷಯಾಸಕ್ತಿ ವಿರಹಗಳ ಮಾತು ಬಿಡಿ. ಮಹಾಶ್ವೇತೆಯಿಂದ ದೂರವಾಗೋ ಪುಂಡರೀಕ ಬೆಳದಿಂಗಳ ರಾತ್ರಿಯಲ್ಲಿ ಪಡೋ ಯಾತನೆ ಕರುಣಾಜನಕ. ಸೀತೆಯನ್ನಾಗಲಿದ ರಾಮನ ಪಾಡು ಅಷ್ಟೆ. ಒಟ್ಟಾರೆ ಇಂದ್ರಿಯಗಳ ಬಯಕೆ ಅದಮ್ಯ. ಕ್ಷೋಭೆಯನ್ನು ಉಂಟು ಮಾಡುವ ಇಂದ್ರಿಯಗಳು ಪ್ರಯತ್ನಶೀಲನೂ ಜ್ಞಾನಿಯೂ ಆದ ಪುರುಷನ ಮನಸ್ಸನ್ನು ಕೂಡ ಬಲಾತ್ಕಾರದಿಂದ ಹರಣ ಮಾಡುವವು ಅನ್ನೋ ಮಾತು ಗೀತೆಯಲ್ಲಿ ಕೂಡ ಬಂದಿದೆ. ಸಂಯಮಿಗಳ ಮಾತೇ ಹಾಗಿರುವಾಗ ಸಾಮಾನ್ಯರ ಪಾಡನ್ನು ಹೇಳೋದೇ ಬೇಡ. ಆದರೂ ಇಲ್ಲಿ DVG ಹೇಳೋ ಹಾಗೆ ಇಂಥ ಎಲ್ಲ ಬಯಕೆಗಳಿಗೂ ಒಂದು ಅಂತ್ಯ ಇದೆ. ಪರಮ ಕುಡುಕನು ಒಂದು ಘಟ್ಟದಲ್ಲಿ ಕುಡ್ತಾ ನಿಲ್ಲಿಸ್ತಾನೆ. ಕಾರಣ, ಅವನ ಶರೀರವೇ ಅದನ್ನು ನಿರಾಕರಿಸ್ಬಿಡುತ್ತೆ. ವಿಷಯಾಸಕ್ತಿಯ ಮಾತು ಹಾಗೆ. ಕಾರಣ ಏನೇ ಇರಲಿ, ನಿನ್ನಾಜ್ಞೆಯೇನೋ, ತಾಂ ಸೋತೋ, ಬೇಸತ್ತೋ, ಹೇಗೋ, ಒಟ್ಟಾರೆ ಶಾಂತಿ ಒಡೆಯಲಿ ಕರಣ.

ಶೀತಾಳೆ ಸಿಡುಬು ಶಿಶುಗಳ ಕುಲುಕಿ ತೆರಳುವುದು ಪ್ರೀತಿ ಕಾಮನೆಗಳಷ್ಟಿಷ್ಟು ಬೆಳೆದವರ. ಶೀತಾಳೆ ಸಿಡುಬು ಶಿಶುಗಳ ಕುಲುಕಿ ತೆರಳುವುದು ಪ್ರೀತಿ ಕಾಮನೆಗಳಷ್ಟಿಷ್ಟು ಬೆಳೆದವರ. ಯಾತನೆಗಳಿಂ ಕುದಿಸಿ ಕುಲುಕಿ ಬಳಿ ಕಾರುವವು ಕಾತರತೆ ಕಳೆಯ ಸುಖ ಮಂಕುತಿಮ್ಮ. ಯಾತನೆಗಳಿಂ ಕುದಿಸಿ ಕುಲುಕಿ ಬಳಿ ಕಾರುವವು ಕಾತರತೆ ಕಳೆಯ ಸುಖ ಮಂಕುತಿಮ್ಮ.

0: ಇಂದ್ರಿಯ ಕಾಮನೆಗಳ ಅವುಗಳ ಬಳಲಿಕೆಗಳ ಮತ್ತಷ್ಟು ಉದಾಹರಣೆ ಕೊಡ್ತಾರೆ ಡಿ ವಿಜಿಯವರು. ಕಾಯಿಲೆ ಕೂಡ ಇಂದ್ರಿಯಗಳನ್ನು ಸೊರಗಿಸುವಂಥದ್ದೇ, ನಮ್ಮನ್ನು ಅವು ನಲುಗಿಸಿಬಿಡ್ತವೆ, ಮುಲುಗಿಸಿಬಿಡ್ತವೆ. ರೋಗದಿಂದ ನರಳು ಮನುಷ್ಯನಿಗೆ ಪ್ರಪಂಚದ ಗೊಡವೇನೇ ಬೇಡ, ಒಂದು ರೀತಿ ಅಂತರ್ಮುಖಿ ಆಗಿಬಿಡ್ತಾನೆ ಆತ. ರೋಗಗಳಿಗೆ ಮಕ್ಕಳು ದೊಡ್ಡೋರು ಅನ್ನೋ ಯಾವ ಭೇದ ಭಾವವೂ ಇಲ್ಲ, ಎಲ್ಲರನ್ನೂ ಅವು ಒಂದೇ ರೀತಿ ಪ್ರವೇಶಿಸ್ತವೆ, ನೋಯಿಸ್ತವೆ. ಸೀತಾಳೆ ಸಿಡುಬು ಮುಂತಾದ ಬೇನೆಗಳು ಮಕ್ಕಳನ್ನು ಕಾಡೋದು ಜಾಸ್ತಿ. ಒಂದು ಸಾರಿ ಬಂದ ಮೇಲೆ ಇಂಥ ಕಾಯಿಲೆಗಳು ಶರೀರದಲ್ಲಿ ಪ್ರತಿರೋಧಕ ಶಕ್ತಿ ಅಂದರೆ ಇಮ್ಯುನಿಟಿ ಉಂಟು ಮಾಡಿ ಮಕ್ಕಳನ್ನು ಬಲವಂತರನ್ನಾಗಿ ಮಾಡ್ತವೆ. ವಯಸ್ಕರಿಗೆ ಬರೋದೇ ಬೇರೆ, ಸಾಮಾನ್ಯವಾಗಿ ಅದು ಪ್ರೇಮ ರೋಗ. ಇದರಿಂದ ಯಾರಿಗೂ ಮುಕ್ತಿ ಇಲ್ಲ ಅನ್ನಿ, ಒಂದಲ್ಲ ಒಂದು ಬಾರಿ ಎಲ್ಲ ಅದರಲ್ಲಿ ಸಿಕ್ಕಿಬೀಳೋರೆ. ಆದರೆ ಇದರ ಜತೆಗೆ ಇನ್ನೂ ಅನೇಕ ಪ್ರೀತಿ ಸಂಬಂಧಗಳು ಇವೆ, ತಾಯಿ ಮಗು, ಅಣ್ಣ ತಮ್ಮ ಮುಂತಾದ ನಿರ್ಮಲ ಸ್ನೇಹ. ಆದರೆ ಇಲ್ಲೂ ಕಾತುರತೆ, ಕಳವಳ, ವಿರಹ ಕಾಡೋದುಂಟು. ಇಂಥ ಒಳಗುದಿಗಳು ಸಾಕಷ್ಟು ಅನುಭವಿಸಿದ ಮೇಲೆ ಮನಸ್ಸನ್ನು ಹದ ಮಾಡಿಬಿಡ್ತವೆ. ಓಹೋ, ಲೋಕ ವ್ಯಾಪಾರಗಳು ಇಷ್ಟೇ, ಸಂಬಂಧಗಳ ಸ್ಥಾನ ಮತ್ತು ಪರಿಮಿತಿ ಇಂತಿಷ್ಟೇ ಎಂಬಂಥ ತಾತ್ವಿಕ ನಿಲುವುಗಳನ್ನು ಮನಸ್ಸು ತನ್ನಿಂದ ತಾನೇ ತಳೆದುಬಿಡುತ್ತೆ. ಕಷ್ಟಗಳಿಗೆ ಒಡ್ಡಿಕೊಂಡ ಮೇಲೆ, ಸುಖ ದುಃಖಗಳಲ್ಲಿ ಪಕ್ವವಾದ ಮೇಲೆ ಮನಸ್ಸಿಗೆ ಒಂದು ಶಕ್ತಿ ಬರುತ್ತೆ, ಒಂದು ಸಹಿಷ್ಣುತೆ ಬೆಳೆಯುತ್ತೆ. ಇದನ್ನೇ ನಮ್ಮ ಮನಃಶಾಸ್ತ್ರಜ್ಞರು ಸ್ಟ್ರೆಸ್ ಇನಾಕ್ಯುಲೇಷನ್ ಅಂತ ಕರೆಯೋದು. ಸಿಡುಬುಗಳೋ ಪ್ರೀತಿ ಕಾಮನೆಗಳೋ ಒಟ್ಟಾರೆ ಮನುಷ್ಯನನ್ನು ಎರಗಿ ಬಳಲಿಸಿದ ಮೇಲೆ ಯಾತನೆಗಳಿಂ ಕುದಿಸಿದ ಬಳಿಕ ಆರುವವು, ಅಂದರೆ ಬತ್ತಿ ಹೋಗುತ್ತವೆ. ಇಂಥ ಕಾತುರತೆ ಕಳೆಯೇ ಅದೇ ನಿಜ ಸುಖ ಅನ್ನೋದು ಡಿ ವಿ ಜಿ ಅವರ ಅಭಿಪ್ರಾಯ.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ, ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಚಿನ್ಮಯಿ ಆತ್ರೇಯಸ್, ವ್ಯಾಖ್ಯಾನ ಭಾರತಿ ಕಾಸರ್ಗೋಡು, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಕೃಷಿಯ ಪರಿಚಯ ನಿಮಗಿದೆಯೇ? ನೇಗಿಲ ಯೋಗಿಯ ಜೀವನ ತಿಳಿಯಬೇಕೇ? ಭತ್ತ, ರಾಗಿ, ಕಬ್ಬು ಬೆಳೆಯುವುದು ಹೇಗೆ? ತುತ್ತಿನ ಚೀಲ ತುಂಬುವವರ ಬದುಕು ಪರಿಚಯಿಸಲಿದೆ ರೈತರತ್ನ ಸರಣಿ. ತಪ್ಪದೇ ವೀಕ್ಷಿಸಿ ನಿಮ್ಮ ಮೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್.

0: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ದಿನನಿತ್ಯ ಮನರಂಜಿಸುವ ಚಿತ್ರಗೀತೆಗಳ ರಸದೌತಣ. ಬೆಳಗ್ಗೆ 9:05 ನವ ನವೀನ ಗೀತೆಗಳ ಧಾರೆ ಗೀತ ಪಲ್ಲವ. ಒಂಬತ್ತು ಗಂಟೆ 30 ಮಾಹಿತಿಯೊಂದಿಗೆ ಗಾನ ಸುಧೆ ಹರಿಸುವ ಗಾನಗಂಗೆ.
1: ಗಂಗೆ ಬಾರಿ ತುಂಗೆ ಬಾರಿ ಬಾರಿ ನೀರೆ.
0: 10:30 ಮಧುರವಾದ ಹಳೆಯ ಹಿಂದಿ ಚಿತ್ರಗೀತೆಗಳ ಮೆಲುಕು ಸುನಹರಿ ಪಲ್.
2: ಮೇರಿ ಭೀಗಿ ಭೀಗಿ ಸಿ ಪಲ್ ಕುಂತೆ ರಹ ಗಯೆ ಜೈಸೆ ಮೇರೆ ಸಪ್ನೆ ಬಿಖರ ಕೆ.
0: 11:00 ಮತ್ತೆ ಮತ್ತೆ ಕೇಳಬೇಕೆನಿಸುವ ಹಳೆಯ ಕನ್ನಡ ಚಿತ್ರಗೀತೆಗಳ ಸವಿ ಸವಿಯಾದ ನೆನಪು ಸವಿ ನೆನಪು.
1: ಮೌನವೇ ಆಭರಣ ಮುಗುಳ್ನಗೆ ಶಶಿಕಿರಣ.
0: 5:30 ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳ ರಸದೌತಣ. ರಾತ್ರಿ 7:45 ಮಾಹಿತಿಯೊಂದಿಗೆ ಮನಸ್ಸಿಗೆ ಮುದ ನೀಡುವ ಹಾಡುಗಳ ಸಮ್ಮಿಲನ ಸಿರಿಗಂಧ.

ಈ ಎಲ್ಲ ಚಿತ್ರಗೀತೆಗಳ ಕಾರ್ಯಕ್ರಮ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ

ಶ್ರೋತೃಗಳೇ ಗಮನಿಸಿ, ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕೃಷ್ಣಂ ವಂದೇ ಜಗದ್ಗುರುಂ ಕೃಷ್ಣ ಜನ್ಮಾಷ್ಟಮಿ ಹಿನ್ನೆಲೆಯಲ್ಲಿ ಶ್ರೀ ಕೃಷ್ಣ ಗಾನ ನಿಲಯದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ. ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಕಂಡುಬರುವ ಹೊಟ್ಟೆ ನೋವು, ಈ ಕುರಿತು ಡಾಕ್ಟರ್ ಪ್ರಸಾದ್ ಬಿಎಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಲತೀಶ್ ಪಾಲ್ದಾನೆ. ಕಾರ್ಯಕ್ರಮ ಮಂಗಳೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಕುರಿತು ವಾಮದೇವ್ ಕೊಳ್ಳಿ ಅವರಿಂದ ಮಾಹಿತಿ. ಹೊಸಪೇಟೆ ಕೇಂದ್ರದ ಕೊಡುಗೆ.

ಇದು ಆಕಾಶವಾಣಿ ಬೆಂಗಳೂರು. ಸಮಯ ಆಗಿದೆ 9:05. ಗೀತ ಪಲ್ಲವ ಚಿತ್ರಗೀತೆಗಳು. ಆರಂಭದಲ್ಲಿ ಕೇಳಿ ಮುಗುಳು ನಗೆ ಚಿತ್ರದ ಗೀತೆ, ಹಾಡಿದರೆ ಶ್ರೇಯಾ ಘೋಷಾಲ್. ಯೋಗರಾಜ್ ಭಟ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ.

ವಾಸುಕಿ ವೈಭವ್ ಅವರ ಧ್ವನಿಯಲ್ಲಿ ಮುಂದಿನ ನಿಲ್ದಾಣ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಪ್ರಮೋದ್ ಮರವಂತೆ ಅವರ ಸಾಹಿತ್ಯಕ್ಕೆ ವಾಸುಕಿ ವೈಭವ್ ಅವರ ಸಂಗೀತ ನಿರ್ದೇಶನವಿತ್ತು. ಕೇಳ್ತಾ ಇದ್ದೀರಾ ಗೀತ ಪಲ್ಲವ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನ. ಕಾಂತಾರ ಲೆಜೆಂಡ್ ಚಾಪ್ಟರ್ 1 ಚಿತ್ರದ ಗೀತೆ ವಿಜಯಪ್ರಕಾಶ್, ಅನನ್ಯ ಭಟ್ ಹಾಗೂ ಸಂಗಡಿಗರು ಹಾಡಿದ್ದಾರೆ. ಪ್ರಮೋದ್ ಮರವಂತೆ ಅವರ ಸಾಹಿತ್ಯ, ಅಜನೀಶ್ ಬಿ ಲೋಕನಾಥ್ ಅವರ ಸಂಗೀತವಿದೆ.

ಮಿಲ್ಕಾ ಸಿಂಗ್ ಹಾಗೂ ಸಂಗೀತಾ ಅವರ ಧ್ವನಿಯಲ್ಲಿ ವಿಕ್ಟರಿ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಕವಿರಾಜ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನವಿತ್ತು. ಇನ್ನು ಮುಂದೆ ಕೇಳಿ ಪುಷ್ಪಟು ಚಿತ್ರದ ಗೀತೆ ಶ್ರೇಯಾ ಘೋಷಾಲ್ ಅವರು ಹಾಡಿದ್ದಾರೆ. ವರದರಾಜ್ ಚಿಕ್ಕಬಳ್ಳಾಪುರ ಹಾಗೂ ಸಿಜು ಉತ್ತುರಾವೂರ್ ಅವರ ಸಾಹಿತ್ಯವಿದೆ. ದೇವಿಶ್ರೀ ಪ್ರಸಾದ್ ಅವರ ಸಂಗೀತ ನಿರ್ದೇಶನ.

ಕೃಷ್ಣಂ ಪ್ರಣಯಸಖಿ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಜಸ್ಕರಣ್ ಸಿಂಗ್ ಅವರು ಹಾಡಿದರು. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನವಿತ್ತು. ಇದಾಗಿತ್ತು ಗೀತ ಪಲ್ಲವ ಕಾರ್ಯಕ್ರಮದಲ್ಲಿ ಕೆಲವು ಚಿತ್ರಗೀತೆಗಳು. ಇದು ಆಕಾಶವಾಣಿ ಬೆಂಗಳೂರು. ಸಮಯ ಆಗಿದೆ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

ಗಾನಗಂಗೆ. ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. ಸಮಸ್ತ ಕೇಳುಗರೆಲ್ಲರಿಗೂ ಇಂದಿನ ಗಾನಗಂಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಶ್ರೋತೃಗಳೇ, ಇಂದಿನ ಗಾನಗಂಗೆ ಕಾರ್ಯಕ್ರಮದಲ್ಲಿ ಭಕ್ತಿ ರಸವನ್ನ ಆಸ್ವಾದಿಸೋಣ. ಹೌದು, ಭಕ್ತಿ ಅಂತಂದ್ರೆ ಕೇವಲ ಕೈ ಮುಗಿದು ಬೀಳೋದಲ್ಲ. ಭಕ್ತಿ ಅಂದ್ರೆ ಬಾಹ್ಯ ಆಡಂಬರ ಅಲ್ಲ. ಭಕ್ತಿ ಅಂದ್ರೆ ಶರಣಾಗತಿ, ಅಂತರಂಗದ ಶುದ್ಧಿ ಮತ್ತು ಪ್ರತಿಯೊಂದು ಜೀವಿಯಲ್ಲೂ ಆ ಭಗವಂತನನ್ನ ಕಾಣುವಂತಹ ಒಂದು ಉದಾತ್ತ ಮನೋಭಾವ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳುವಂತೆ, ಯಾರು ಪ್ರತಿಯೊಬ್ಬ ಜೀವಿಯನ್ನೂ ಪ್ರೀತಿಸ್ತಾನೋ ಅವನೇ ನಿಜವಾದ ಭಕ್ತ ಅಂತ. ಈ ಒಂದು ನಮ್ಮ ಗಾನಗಂಗೆಯಲ್ಲಿ ಸುಂದರವಾದಂಥ ಒಂದು ಗೀತೆಯನ್ನು ಕೇಳ್ತಾ ನಮ್ಮ ಗಾನಗಂಗೆಯ ಪಯಣವನ್ನು ಆರಂಭಿಸೋಣ. ಬನ್ನಿ, ಆಸ್ವಾದಿಸೋಣ ಈ ಒಂದು ಗೀತೆಯನ್ನು.

0: ಚಿತ್ರ ಅವರ ಧ್ವನಿಯಲ್ಲಿ ಗಾನಯೋಗಿ ಪಂಚಾಕ್ಷರ ಗವಾಯಿ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಸಂಗೀತ ಹಾಗೂ ಸಾಹಿತ್ಯ ಹಂಸಲೇಖ ಅವರದಾಗಿತ್ತು.
1: ಪೊಲೀಸ್
2: ಮಿಸ್ ಸೀಮಾ?
1: ಹೌದು.
2: ಈಗಲೇ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಒಂದ್ ನಿಮಿಷ, ಇಲ್ಲಾಂದ್ರೆ ಮನೆಗ್ ಬರ್ತೀವಿ.
1: ಯಾಕೆ ಆದ್ರೆ ನಾನು
2: ಒಬ್ರೆ ಬೇರೆ ಕೋಣೆಗೆ ಹೋಗಿ. ನಿಮ್ ಮಗ ನಮ್ಮ ಕಸ್ಟಡಿಯಲ್ಲಿ ಇದ್ದಾನೆ ಮತ್ತು ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ.
1: ಡಿಜಿಟಲ್ ಅರೆಸ್ಟ್?
2: 1,00,000 ಕೊಡಿ, ಬಚಾವ್ ಆಗ್ತೀರಾ.
1: ಅಷ್ಟೊಂದ್ ಹಣ?
2: ಸರಿ, ಒಂದು ಲಿಂಕ್ ಕಳಿಸ್ತೀನಿ, ಈಗ ಪ್ರೊಸೆಸಿಂಗ್ಗೆ 30,000 ಕಳಿಸಿ, ಇಲ್ಲಾಂದ್ರೆ ಮಗ ಜೈಲಿಗೆ ಹೋಗ್ತಾನೆ.
1: ಜೈಲಿಗೆ ನೀನ್ ಹೋಗ್ತೀಯ. ನಿನ್ ಮುಖ ರೆಕಾರ್ಡ್ ಮಾಡಿದ್ದೀನಿ. ಡಿಜಿಟಲ್ ಅರೆಸ್ಟ್ ಅಂತ ಇರೋದೇ ಇಲ್ಲ, ಇದೆಲ್ಲ ಫ್ರಾಡ್. ಅದಕ್ಕೆ ಗಾಬರಿ ಆಗ್ಬೇಡಿ. ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ.
3: ಹಲೋ ಮಮ್ಮ.
1: ಹಾಯ್.
4: RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
0: ಕೇಳ್ತಾ ಇದ್ದೀರಾ ಗಾನಗಂಗೆ ಕಾರ್ಯಕ್ರಮವನ್ನ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. ಸಮಯ ಆಗಿದೆ 9:38. ಗಾನಗಂಗೆ ಕಾರ್ಯಕ್ರಮದಲ್ಲಿ ಭಕ್ತಿಯ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಭಕ್ತಿ ಅಹಂಕಾರದ ವಿಸರ್ಜನೆ, ಶರಣಾಗತಿಯ ಪರಮಾವಧಿ ಮತ್ತು ಪ್ರತಿಯೊಂದು ಜೀವಿಯಲ್ಲೂ ಕೂಡ ದೈವತ್ವವನ್ನು ಕಾಣುವಂತಹ ಉದಾತ್ತ ಮನೋಭಾವವನ್ನು ಹೊಂದಿದೆ. ನಮ್ಮ ಪುರಾಣ ಹಾಗೂ ಇತಿಹಾಸಗಳಲ್ಲಿ ಕೂಡ ಭಕ್ತಿಯ ಮೂಲಕವೇ ಬದುಕಿನ ಸಾರ್ಥಕತೆಯನ್ನು ಕಂಡುಕೊಂಡು ಕೆಲವೊಬ್ಬರು ಮಹಾನ್ ಚೇತನಗಳಾಗಿದ್ದಾರೆ. ಅಂತಹ ಮಹಾನ್ ಚೇತನಗಳ ಜೀವನದ ಮೌಲ್ಯಗಳನ್ನು ಅರಿಯುವಂಥ ಒಂದು ಸಂದರ್ಭ ಇಂದು ನಮ್ಮದು. ಆ ಒಂದು ಸಾಲಿನಲ್ಲಿ ಸಾಕಷ್ಟು ಜನರಿದ್ದಾರೆ, ಅದರಲ್ಲಿ ಕೆಲವೇ ಕೆಲವರನ್ನು ಇಂದು ನಮ್ಮ ಗಾನಗಂಗೆ ಕಾರ್ಯಕ್ರಮದಲ್ಲಿ ಅಳವಡಿಸ್ಕೊಂಡಿದ್ದೇವೆ. ಮೊದಲನೆಯದಾಗಿ, ಭಕ್ತಿ ಎನ್ನುವುದಕ್ಕೆ ವಯಸ್ಸಿನ ಮಿತಿ ಇಲ್ಲ ಅಂತ ನಾನು ಹೇಳಿದ ತಕ್ಷಣ ನೀವೆಲ್ಲರೂ ಊಹೆ ಮಾಡ್ತಿರಬಹುದು. ಹೌದು, ಭಕ್ತ ಪ್ರಹ್ಲಾದ. ಭಕ್ತ ಪ್ರಹ್ಲಾದನ ತಂದೆ ಹಿರಣ್ಯಾಕ್ಷ. ಹಿರಣ್ಯಾಕ್ಷನ ಕ್ರೌರ್ಯ ಇಡೀ ಜಗತ್ತೇ ಹೆದರಿ ನಿಲ್ಲುವಂತಹ ಅಸುರ ಸಾಮ್ರಾಜ್ಯ. ಇವೆಲ್ಲದರ ಮಧ್ಯೆ ಕೂಡ ಆ ಬಾಲಕನಲ್ಲಿದ್ದಿದ್ದು ಅಚಲವಾದಂತಹ ಹರಿನಾಮ ಸ್ಮರಣೆ. ತಂದೆ ಕೇಳ್ತಾನೆ, ಎಲ್ಲಿದ್ದಾನೆ ನಿನ್ನ ಹರಿ ಅಂತ. ಪ್ರಹ್ಲಾದ ವಿನಮ್ರತೆಯಿಂದ ಅಷ್ಟೇ ದೃಢವಾಗಿ ಉತ್ತರಿಸ್ತಾನೆ, ತೋಣಿನಲ್ಲೂ ಇದ್ದಾನೆ, ತುರುಂಬಿನಲ್ಲೂ ಇದ್ದಾನೆ ಅಂತ. ಈ ಕಥೆ ನಮಗೆ ಏನಪ್ಪ ಕಲಿಸುತ್ತೆ ಅಂದರೆ, ಕಷ್ಟಗಳು ಪರ್ವತದಂತೆ ಎದುರಾದಾಗಲೂ ಕೂಡ ನಮ್ಮ ಸತ್ಕರ್ಮ, ನಮ್ಮ ಭಗವಂತನ ಮೇಲಿಡುವಂತಹ ನಂಬಿಕೆ ಅಲುಗಾಡಬಾರ್ದು. ಸಕಲ ಚರಾಚರಗಳಲ್ಲೂ ಕೂಡ ದೈವತ್ವವನ್ನು ಕಾಣುವಂತಹ ದೃಷ್ಟಿ ನಮಗಿರಬೇಕು.

ಬನ್ನಿ ಕೇಳೋಣ ಭಕ್ತ ಪ್ರಹ್ಲಾದ ಚಿತ್ರದ ಗೀತೆ. ಪಿ ಸುಶೀಲ ಹಾಗೂ ಸಂಗಡಿಗರು ಹಾಡಿದ್ದಾರೆ. ಮಹಾಲಿಂಗ ಭಗವಂತರ ಒಂದು ಸಾಹಿತ್ಯವಿದೆ. ಎಲ್ ಮಲ್ಲೇಶ್ವರ ರಾವ್ ಅವರ ಸಂಗೀತ ನಿರ್ದೇಶನವಿದೆ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಭಕ್ತ ಪ್ರಹ್ಲಾದ ಚಿತ್ರದ ಮತ್ತೊಂದು ಗೀತೆಯನ್ನ ಕೇಳಿದ್ರಿ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಟಿ ಜಿ ಲಿಂಗಪ್ಪನವರ ಸಂಗೀತವಿತ್ತು. ಅಚಲ ಭಕ್ತಿ ಮತ್ತು ಕಾರುಣ್ಯದ ಸಾಕಾರ ಮೂರ್ತಿಯಾಗಿ ನಮ್ಮ ಸನ್ನಿಧಿಯಲ್ಲಿ ನಿಲ್ಲುವವರು ಮಂತ್ರಾಲಯದ ಮಹಾನ್ ಸಂತರು ಶ್ರೀ ರಾಘವೇಂದ್ರ ಸ್ವಾಮಿಗಳು. ರಾಯರ ಬದುಕು ತ್ಯಾಗ ಮತ್ತು ತಪಸ್ಸಿನ ಪರಾಕಾಷ್ಠೆ. ಬಡತನದ ಕಡು ವಿಷವನ್ನು ಉಂಡು ಅವರು ಜಗತ್ತಿಗೆ ನೀಡಿದ್ದು ಜ್ಞಾನದ ಅಮೃತವನ್ನು. ಅವರು ವೃಂದಾವನದಲ್ಲಿ ಪ್ರವೇಶಿಸುವಾಗ ನೀಡಿದಂತಹ ಕೊನೆಯ ಸಂದೇಶ ಇಂದಿಗೂ ನಮಗೆ ದಾರಿದೀಪ. ಸತ್ಯ ಮತ್ತು ಧರ್ಮದ ಹಾದಿಯಲ್ಲಿ ನಡೆಯಿರಿ, ಯಾರ ಮನಸ್ಸಿಗೂ ಕೂಡ ನೋವನ್ನು ಉಂಟು ಮಾಡಬೇಡಿ ಅಂತ ರಾಯರು ತೋರಿಸಿದಂತಹ ಈ ಸಹಿಷ್ಣುತೆ ಮತ್ತು ಸಾರ್ವತ್ರಿಕ ಪ್ರೀತಿಯೇ ನಿಜವಾದ ಭಕ್ತಿ. ಬದುಕಿನ ಯಾಂತ್ರಿಕ ಓಟದಲ್ಲಿ ನಾವು ಈ ತಾಳ್ಮೆಯನ್ನು ಮರಿತಾ ಇದ್ದೇವೇನೋ ಅನಿಸಿದರೂ ಕೂಡ ಇದು ಅತ್ಯಗತ್ಯವಾಗಿದೆ. ರಾಯರ ಬದುಕು ನಮಗೆ ಕಲಿಸುವಂತಹ ಮೊದಲ ಪಾಠ ತ್ಯಾಗ ಮತ್ತು ಸಹನೆ. ಒಂದು ಸ್ವಾರಸ್ಯಕರವಾದಂತಹ ಘಟನೆ ನೆನಪಿಗೆ ಬರ್ತಾ ಇದೆ. ಏನು ಅಂದರೆ, ರಾಯರ ಮಹಿಮೆ ಇಡೀ ದಕ್ಷಿಣ ಭಾರತದಲ್ಲಿ ಹರಡಿತ್ತು. ಆಗ ಆಧುನಿಯ ಮುಸ್ಲಿಂ ನವಾಬನಾಗಿದ್ದಂತಹ ಸಿದ್ದಿ ಮಸೂದ್ ಖಾನ್ ಎಂಬುವನಿಗೆ ರಾಯರನ್ನು ಪರೀಕ್ಷಿಸುವಂತಹ ಒಂದು ಕುಹಕ ಬುದ್ಧಿ ಉಂಟಾಗುತ್ತೆ. ರಾಯರು ಆಸ್ಥಾನಕ್ಕೆ ಬಂದಾಗ ನವಾಬನು ಬೆಳ್ಳಿಯ ತಟ್ಟೆಗಳಲ್ಲಿ ನಿಷೇಧಿತ ಮಾಂಸದ ಆಹಾರವನ್ನು ಇಟ್ಟು ಅದರ ಮೇಲೆ ರೇಷ್ಮೆ ಬಟ್ಟೆಯನ್ನು ಮುಚ್ಚಿ ಇದು ನಿಮಗೆ ನಮ್ಮ ಕಡೆಯಿಂದ ಭಿಕ್ಷೆ ಅಂತ ಅವಮಾನಿಸುವಂತಹ ಉದ್ದೇಶದಿಂದ ನೀಡ್ತಾರೆ. ಆದರೆ ಒಬ್ಬ ಸನ್ಯಾಸಿಗೆ ಮಾಂಸವನ್ನ ನೀಡೋದು ತುಂಬಾ ಅಪರಾಧ. ಆದರೆ ರಾಯರು ಶಾಂತ ಚಿತ್ತರಾಗಿ ತಮ್ಮ ಕಮಂಡಲದ ಪವಿತ್ರ ತೀರ್ಥವನ್ನ ಆ ಬಟ್ಟೆಯ ಮೇಲೆ ಪ್ರೋಕ್ಷಿಸ್ತಾರೆ. ಬಟ್ಟೆಯನ್ನ ಸರಿಸೋದಕ್ಕೆ ಆಜ್ಞಾಪಿಸ್ತಾರೆ. ಬಟ್ಟೆ ಸರಿಸಿದ ತಕ್ಷಣ ಅಲ್ಲಿದ್ದ ಮಾಂಸವೆಲ್ಲವೂ ಕೂಡ ಅತ್ಯಂತ ಸುವಾಸನೆ ಬೀರುವಂತಹ ದಿವ್ಯ ಪುಷ್ಪಗಳು ಹಾಗೂ ತಾಜಾ ಹಣ್ಣುಗಳಾಗಿ ಮಾರ್ಪಟ್ಟಿರುತ್ತೆ. ಇದನ್ನು ಕಂಡಂತಹ ನವಾಬ ರಾಯರ ಪಾದಗಳಿಗೆ ಬಿದ್ದು ಕ್ಷಮೆಯಾಚಿಸಿ ಮತ್ತು ರಾಯರು ಕೇಳಿದ ಮಂತ್ರಾಲಯದ ಭೂಮಿಯನ್ನು ಭಕ್ತಿಯಿಂದ ದಾನವಾಗಿ ನೀಡ್ತಾನೆ ಅನ್ನುವಂಥದ್ದು ಒಂದು ಘಟನೆ. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಭಾಗ್ಯದ ಬೆಳಕು ಚಿತ್ರದ ಗೀತೆ ಕಸ್ತೂರಿ ಶಂಕರ್ ಅವರು ಹಾಡಿದ್ದಾರೆ. ಸೌರಟ್ ಅಶ್ವತ್ ಅವರ ಸಾಹಿತ್ಯಕ್ಕೆ ಜಯಪ್ರಕಾಶ್ ಅವರ ಸಂಗೀತ ನಿರ್ದೇಶನವಿದೆ.

ನಮ್ಮ ಕಡೆಗೆ ಜಗತ್ತು ಎಷ್ಟೇ ಕಹಿ ಭಾವನೆಯನ್ನ ಅಥವಾ ದ್ವೇಷವನ್ನ ಎಸೆದರೂ ಕೂಡ ನಮ್ಮೊಳಗಿನ ಕರುಣೆ ಮತ್ತು ಸಚ್ಚಿಂತನೆಯಿಂದ ಅದನ್ನ ಮಾಧುರ್ಯ ಹಾಗೂ ಪ್ರೀತಿಯಾಗಿ ಪರಿವರ್ತಿಸಬೇಕು ಎಂಬುದೇ ರಾಯರು ತೋರಿಸಿದಂತಹ ದಾರಿ. ನಾನು ಈ ಬೃಂದಾವನದಲ್ಲಿ 700 ವರ್ಷಗಳ ಕಾಲ ಸಜೀವವಾಗಿ ನೆಲೆಸಿ ನನ್ನ ಭಕ್ತರನ್ನ ಕಣ್ಣ ರೆಪ್ಪೆಯಂತೆ ಕಾಯ್ತೇನೆ ಅಂತ ನಮಗೆ ರಾಘವೇಂದ್ರ ಸ್ವಾಮಿಗಳು ಅಂದೇ ಭಾಷೆಯನ್ನ ಕೊಟ್ಟಿದ್ದಾರೆ. ಕಣ್ಣಿಗೆ ಕಾಣದಿದ್ರೂ ಕೂಡ ಸತ್ಪುರುಷರ ಕೃಪೆ ನಮ್ಮೊಂದಿಗಿರುತ್ತದೆ ಎಂಬುದೇ ನಮಗೆ ಧೈರ್ಯ. ಆ ಧೈರ್ಯವೇ ನಮಗೆ ಬದುಕಿನ ದಾರಿದೀಪ ಅಂತ ಹೇಳ್ಬೋದು. ಮುಂದಿನ ಗೀತೆ ಮಂತ್ರಾಲಯ ಮಹಾತ್ಮೆ ಚಿತ್ರದ್ದು, ಪಿ ಬಿ ಶ್ರೀನಿವಾಸ್ ಅವರು ಹಾಡಿದ್ದಾರೆ. ರಾಘವೇಂದ್ರ ಸ್ವಾಮಿಗಳ ಈ ರಚನೆಗೆ ರಾಜನ್ ನಾಗೇಂದ್ರ ಸಂಗೀತವನ್ನು ನೀಡಿದ್ದಾರೆ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಕೇಳ್ತಾ ಇದ್ದೀರಾ ಗಾನಗಂಗೆ ಕಾರ್ಯಕ್ರಮವನ್ನ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. ಸಮಯ ಆಗಿದೆ 9:58. ಭಕ್ತಿ ಅನ್ನುವಂಥದ್ದು ಕೇವಲ ಜಾತಿಗೆ ಅಥವಾ ಉನ್ನತ ವರ್ಗಕ್ಕೆ ಸೀಮಿತ ಅಲ್ಲ ಅಂತ ಸಾರಿದಂತಹ ಧೀಮಂತ ಚೇತನ ನಮ್ಮ ನಾಡಿನ ಹೆಮ್ಮೆಯ ದಾಸವರೆಣ್ಯ ಭಕ್ತ ಕನಕದಾಸರು. ಉಡುಪಿಯ ದೇವಸ್ಥಾನದೊಳಗೆ ಪ್ರವೇಶ ನಿರಾಕರಿಸಲ್ಪಟ್ಟಾಗ ಅವರು ದ್ವೇಷ ಸಾಧಿಸಲಿಲ್ಲ, ಬದಲಿಗೆ ಭಕ್ತಿಯ ಆಕ್ರಂದನದಿಂದ ಕೃಷ್ಣನನ್ನ ಕರೆದ್ರು. ಅವರ ನಿಷ್ಕಲ್ಮಶ ಪ್ರೇಮಕ್ಕೆ ಒಲಿದು ಆ ಜಗನ್ನಾಥನೇ ಗೋಡೆಯನ್ನ ಸೀಳಿ ಹಿಂದಿರುಗಿ ದರ್ಶನವನ್ನ ನೀಡಿದ. ಅದೇ ಇಂದಿನ ಕನಕನ ಕಿಂಡಿ. ಕನಕದಾಸರು ಜಗತ್ತಿಗೆ ಸಾರಿದ್ದು ಒಂದೇ ಮೌಲ್ಯ, ಕುಲ ಕುಲ ಅಂತ ಹೊಡೆದಾಡದಿರಿ, ನಿಮ್ಮ ಆತ್ಮಶುದ್ಧಿಯೇ ಪರಮಕುಲ ಅಂತ. ಭಕ್ತ ಕನಕದಾಸ ಚಿತ್ರದ ಗೀತೆ ಪಿಬಿ ಶ್ರೀನಿವಾಸ್ ಅವರು ಹಾಡಿದ್ದಾರೆ. ಕನಕದಾಸರ ಈ ಒಂದು ರಚನೆಗೆ ಎಂ ವೆಂಕಟರಾಜು ಅವರ ಸಂಗೀತ ನಿರ್ದೇಶನ.

ಕುಲದ ನೆಲೆಯನೇನಾದರೂ ಬಲ್ಲಿರ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ ಬಲ್ಲಿರ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ ಬಲ್ಲಿರ. ಕುಲ ಕುಲ ಕುಲ

0: ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ ಬಲ್ಲಿರ. ಕುಲ ಕುಲ ಕುಲವೆಂದು
1: ನಾವು ಮಾಡುವ ಕಾಯಕದಲ್ಲೇ ಕೈಲಾಸವನ್ನು ಕಂಡಂತಹ ಮತ್ತೊಬ್ಬ ಮಹಾನ್ ವ್ಯಕ್ತಿ ಅಂತಲೇ ಹೇಳಬಹುದು ಭಕ್ತ ಕುಂಬಾರ. ಮಣ್ಣಿನ ಮಡಿಕೆಗಳನ್ನು ಮಾಡ್ತಾ ಪಾಂಡುರಂಗನ ನಾಮಸ್ಮರಣೆಯಲ್ಲಿ ಎಷ್ಟು ಲೀನರಾಗಿರ್ತಾ ಇದ್ರು ಅಂದರೆ ಅವರಿಗೆ ಬಾಹ್ಯ ಜಗತ್ತಿನ ಅರಿವೇ ಇರ್ತಾ ಇರಲಿಲ್ಲ. ಕಾಯಕವೇ ಕೈಲಾಸ, ಕರ್ಮವೇ ಪೂಜೆ ಎಂಬುದಕ್ಕೆ ಭಕ್ತ ಕುಂಬಾರರ ಬದುಕೇ ಸಾಕ್ಷಿ. ನಾವು ಮಾಡುವಂತಹ ಕೆಲಸ ಸಣ್ಣದಿರಲಿ ದೊಡ್ಡದಿರಲಿ, ಅದರಲ್ಲಿ ಪ್ರಾಮಾಣಿಕತೆ ಮತ್ತು ದೈವಿಕ ಸಮರ್ಪಣಾ ಭಾವವಿದ್ರೆ ಅದುವೇ ಭಗವಂತನಿಗೆ ಸಲ್ಲುವಂತಹ ಶ್ರೇಷ್ಠ ಪೂಜೆ. ಮತ್ತೊಂದು ನಾವು ಹೇಳುವಂತಹ ಅಥವಾ ನಾವು ನಮ್ಮನ್ನೇ ಸಮರ್ಪಿಸಿಕೊಳ್ಳುವಂತಹ ಒಂದು ವಿಶೇಷ ಏನಪ್ಪಾ ಅಂತಂದರೆ ಸಿಕ್ಕಿರುವಂತಹ ಒಂದು ಪುಣ್ಯ ಅಂತಲೇ ನಾವು ಹೇಳ್ಬೋದು. ಮತ್ತೊಂದು ಗೀತೆ ನಿಮಗೋಸ್ಕರ ಮೂಡಿ ಬರ್ತಾ ಇದೆ. ಭಕ್ತ ಕುಂಬಾರ ಚಿತ್ರದ ಗೀತೆ ಪಿ ಬಿ ಶ್ರೀನಿವಾಸ್ ಅವರು ಹಾಡಿದ್ದಾರೆ. ಹುಣಸೂರು ಕೃಷ್ಣಮೂರ್ತಿಗಳ ಈ ಸಾಹಿತ್ಯಕ್ಕೆ ಜಿ ಕೆ ವೆಂಕಟೇಶ್ ಅವರ ಸಂಗೀತ.

0: ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30 ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

ಭಕ್ತಿ ಸಂಪ್ರದಾಯದಲ್ಲಿ ಸ್ತ್ರೀ ಶಕ್ತಿಯ ಸಮರ್ಪಣೆ ಮತ್ತು ಸಹಿಷ್ಣುತೆ ಅನನ್ಯವಾದದ್ದು. ಮಹಾರಾಷ್ಟ್ರದ ಪುಣ್ಯಭೂಮಿಯಲ್ಲಿ ಬಾಳಿ ಬದುಕಿದ ಸತಿ ಸಕ್ಕುಬಾಯಿ ಅವರ ಕಥೆ ಕೇಳಿದ್ರೆ ಕಣ್ಣಾಲಿಗಳು ತೇವವಾಗುತ್ತೆ. ಅತ್ತೆ ಮಾವನ ಕ್ರೂರ ಹಿಂಸೆ, ಕಠಿಣ ಗೃಹ ಕೃತ್ಯಗಳ ಮಧ್ಯೆಯೂ ಕೂಡ ಅವಳು ವಿಠ್ಠಲನ ಮೇಲಿದ್ದಂತಹ ಭಕ್ತಿಯನ್ನ ಬಿಡಲಿಲ್ಲ. ಅವಳನ್ನ ಕಂಬಕ್ಕೆ ಕಟ್ಟಿ ಹಾಕಿದಾಗ ಸ್ವತಃ ಆ ಪಾಂಡುರಂಗನೇ ಸಕ್ಕುಬಾಯಿಯ ರೂಪದಲ್ಲಿ ಬಂದು ಮನೆಯ ಕೆಲಸಗಳನ್ನು ಮಾಡಿ ಅವಳಿಗೆ ಪಂಡರಾಪುರದ ಯಾತ್ರೆಗೆ ದಾರಿ ಮಾಡಿಕೊಡ್ತಾನೆ. ಈ ಕಥೆ ನಮಗೆ ಏನು ಕಲಿಸುತ್ತೆ ಅಂದರೆ, ಸಹನೆ ಮತ್ತು ಕಷ್ಟಗಳ ಮಧ್ಯೆ ಕೂಡ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳೋದಿರೋದು. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಸತಿ ಸಕ್ಕುಬಾಯಿ ಚಿತ್ರದ ಗೀತೆ ಎಸ್ ಜಾನಕಿ ಅವರು ಹಾಡಿದ್ದಾರೆ. ಚಿ ಉದಯಶಂಕರ್ ಅವರ ಸಾಹಿತ್ಯ, ಸತ್ಯಂ ಅವರ ಸಂಗೀತ ನಿರ್ದೇಶನ.

ಅದ್ಭುತ ಸಂತರಾದಂಥವರು, ಜ್ಞಾನಿಗಳಾದಂಥವರು, ಭಕ್ತಿಯ ಸಂಗಮವಾದಂಥವರು ಸಂತ ಜ್ಞಾನದೇವರು, ಅಂದರೆ ಜ್ಞಾನೇಶ್ವರ ಅಂತ ಕೂಡ ನಾವು ಹೇಳ್ತೀವಿ. ಕೇವಲ 21 ವರ್ಷಗಳ ಅಲ್ಪ ಆಯಸ್ಸಿನಲ್ಲಿಯೇ ಅವರು ಮಾಡಿದಂತಹ ಸಾಧನೆ ಅದ್ಭುತ. ಸಮಾಜದಿಂದ ಬಹಿಷ್ಕೃತರಾದಂತಹ ಕುಟುಂಬದಲ್ಲಿ ಹುಟ್ಟಿದ್ರೂ ಕೂಡ ಅಪಾರ ಅಪಮಾನಗಳನ್ನು ಎದುರಿಸಿದ್ರು ಜ್ಞಾನದೇವರಿಗೆ ಜಗತ್ತಿನ ಮೇಲೆ ದ್ವೇಷ ಬರಲಿಲ್ಲ, ಬದಲಿಗೆ ಕರುಣೆ ಮೂಡ್ತು. ಒಮ್ಮೆ ಚಾಂಗದೇವ ಎಂಬಂತಹ ಅಹಂಕಾರಿ ಯೋಗಿ ತನ್ನ ತಪಸ್ಸಿನ ಶಕ್ತಿಯಿಂದ ಹುಲಿಯ ಮೇಲೆ ಕುಳಿತು ಹಾವನ್ನ ಚಾವಟಿಯನ್ನಾಗಿ ಮಾಡಿಕೊಂಡು ಜ್ಞಾನದೇವರನ್ನ ನೋಡೋದಕ್ಕೆ ಬರ್ತಾನೆ. ಅವನಿಗೆ ತನ್ನ ಸಿದ್ಧಿಗಳ ಬಗ್ಗೆ ತೀವ್ರ ಅಹಂಕಾರ ಇರುತ್ತೆ. ಆಗ ಜ್ಞಾನದೇವ ಮತ್ತು ಅವರ ಒಡಹುಟ್ಟಿದವರಿಗೆ ಒಂದು ಒಣಗಿದ ಇಟ್ಟಿಗೆಯ ಗೋಡೆಯ ಮೇಲೆ ಕುಳಿತಿರ್ತಾರೆ. ಚಾಂಗದೇವ ಬರುತ್ತಿರೋದನ್ನ ಕಂಡು ಜ್ಞಾನದೇವರು ತಾವು ಕುಳಿತಿದ್ದಂತಹ ನಿರ್ಜೀವ ಗೋಡೆಗೇನೆ ಆಜ್ಞೆಯನ್ನ ಮಾಡ್ತಾರೆ. ಆಶ್ಚರ್ಯ ಅಂದ್ರೆ ಆ ನಿರ್ಜೀವ ಗೋಡೆನೆ ಹಕ್ಕಿಯಂತೆ ಗಾಳಿಯಲ್ಲಿ ಹಾರತ ಚಾಂಗದೇವನಿಗೆ ಎದುರಾಗತ್ತೆ. ಪ್ರಾಣಿಗಳನ್ನ ನಿಯಂತ್ರಿಸುವುದು ಯೋಗ ಶಕ್ತಿ, ಆದರೆ ಜಡ ವಸ್ತುವಿನಲ್ಲೂ ಚೈತನ್ಯ ತುಂಬೋದು ಭಗವದ್ಭಾವ. ಇದನ್ನ ಕಂಡಂತಹ ಚಾಂಗದೇವನ ಅಹಂಕಾರ ಅಡಗತ್ತೆ. ಹಾಗೇನೆ ಅವರು ಜ್ಞಾನದೇವರ ಶಿಷ್ಯರಾಗ್ತಾರೆ. ಜ್ಞಾನದೇವರು ತಮ್ಮ ಜ್ಞಾನೇಶ್ವರಿ ಗ್ರಂಥದ ಕೊನೆಯಲ್ಲಿ ಭಗವಂತನಿಗೆ ಒಂದು ಪ್ರಾರ್ಥನೆಯನ್ನ ಮಾಡ್ತಾರೆ. ಏನು ಅಂತಂದ್ರೆ, ಅದು ತಮಗೋಸ್ಕರ ಅಲ್ಲ, ಜಗತ್ತಿನಲ್ಲಿರುವ ದುಷ್ಟರ ಮನಸ್ಸನ್ನ ಬದಲಾಯಿಸು, ಹಾಗೇನೆ ಪ್ರತಿಯೊಬ್ಬ ಜೀವಿಗೂ ಒಳ್ಳೆಯದಾಗಲಿ ಅಂತ ವಿಶ್ವ ಕಲ್ಯಾಣವನ್ನ ಬಯಸ್ತಾರೆ. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ, ಭಕ್ತ ಜ್ಞಾನದೇವ ಚಿತ್ರದ ಗೀತೆ. ಎಸ್ ಪಿ ಶೈಲಜಾ ಅವರು ಹಾಡಿದ್ದಾರೆ, ಆರ್ ಎನ್ ಜಯ ಗೋಪಾಲ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತ.

ಇನ್ನು ನಮ್ಮ ಹೆಮ್ಮೆಯ ಕಲ್ಯಾಣದ ಕ್ರಾಂತಿಕಾರಿ ಭಕ್ತಿ ಭಂಡಾರಿ ಜಗಜ್ಯೋತಿ ಬಸವಣ್ಣನವರು. ಬಸವಣ್ಣನವರ ಭಕ್ತಿ ಕೇವಲ ಗುಡಿಯಲ್ಲಿ ಕಣ್ಣು ಮುಚ್ಚಿ ಕುಳಿತುಕೊಳ್ಳುವಂತಹ ಭಕ್ತಿಯಾಗಿರಲಿಲ್ಲ, ಅದು ಸಮಾಜದ ಕಟ್ಟಕಡೆಯ ವ್ಯಕ್ತಿಯನ್ನು ಕೂಡ ಪ್ರೀತಿಸುವ ಮಾನವೀಯ ಭಕ್ತಿಯಾಗಿತ್ತು. ಅವರು ಜಗತ್ತಿಗೆ ನೀಡಿದ ಪರಮಸೂತ್ರ ಕಾಯಕವೇ ಕೈಲಾಸ ಮತ್ತು ದಾಸೋಹ. ಬಸವಣ್ಣನವರ ಉದಾತ್ತತೆ ಮತ್ತು ಭಕ್ತಿಯನ್ನು ಸಾರುವಂತಹ ಒಂದು ಸುಂದರ ಪ್ರಸಂಗ ನೆನಪಾಗ್ತಾ ಇದೆ. ಒಮ್ಮೆ ಕಳ್ಳನೊಬ್ಬ ತಡರಾತ್ರಿ ಬಸವಣ್ಣನವರ ಅರಮನೆಗೆ ಕದಿಯೋದಕ್ಕೆ ಬರ್ತಾನೆ. ಬಸವಣ್ಣನವರ ಪತ್ನಿ ನೀಲಾಂಬಿಕೆಯವರು ಮಲಗಿರುವಾಗ ಕಳ್ಳ ಅವರ ಮೈಮೇಲಿದ್ದಂತಹ ಚಿನ್ನದ ಒಡವೆಗಳನ್ನು ಕದಿಯೋದಕ್ಕೆ ಪ್ರಯತ್ನಿಸ್ತಾನೆ. ಆದರೆ ಒಂದು ಕಡೆಯ ಕಿವಿಯೋಲೆಯನ್ನು ಕತ್ತರಿಸುವಾಗ ಅವಳಿಗೆ ಎಚ್ಚರ ಆಗ್ಬಿಡತ್ತೆ. ಕಳ್ಳನು ಹೆದರಿ ಓಡೋದಕ್ಕೆ ಪ್ರಯತ್ನಿಸ್ತಾನೆ. ಆಗ ಬಸವಣ್ಣನವರು ಎದ್ದು ಆ ಕಳ್ಳನನ್ನು ತಡೆದು ನಿಲ್ಲಿಸಿ ಶಿಕ್ಷಿಸೋದೋ ಬದಲು ಅವರೇನು ಮಾಡ್ತಾರೆ ಅಂದರೆ ಅತ್ಯಂತ ಪ್ರೀತಿಯಿಂದ ಮತ್ತೊಂದು ಕಿವಿಯಲ್ಲಿದ್ದಂತಹ ಒಡವೆಯನ್ನು ಕೂಡ ತೆಗೆದು ಅವನಿಗೆ ನೀಡಿ ಹೇಳ್ತಾರೆ, ಶಿವನೇ ಭಕ್ತನ ರೂಪದಲ್ಲಿ ಬಂದು ಕೇಳ್ತಾ ಇದ್ದಾನೆ, ಅವನಿಗೆ ಎರಡು ಕಡೆಯೂ ಸಮನಾಗಿರಲಿ. ಬಸವಣ್ಣನವರ ಈ ಒಂದು ಅದ್ಭುತ ಕರುಣೆ ಮತ್ತು ದೈವಿಕ ದೃಷ್ಟಿಯನ್ನು ಕಂಡಂತಹ ಆ ಕಳ್ಳನ ಹೃದಯ ಪರಿವರ್ತನೆ ಆಗತ್ತೆ. ಅವನು ಅವರಿಗೆ ಶರಣಾಗ್ತಾನೆ. ಅಂದರೆ ದೀನ ದಲಿತರ ಸೇವೆ ಮಾಡೋದು ಹಾಗೂ

ಸಕಲ ಜೀವಾತ್ಮರಿಗೆ ಲೇಸನ್ನ ಬಯಸುವುದೇ ನಿಜವಾದ ಶಿವಭಕ್ತಿ ಅಂತ ಬಸವಣ್ಣನವರು ಸಾರಿದ್ದಾರೆ. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ, ಕ್ರಾಂತಿಯೋಗಿ ಬಸವಣ್ಣ ಚಿತ್ರದ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿದ್ದಾರೆ. ಮಾತೆ ಮಹಾದೇವಿಯವರ ಈ ರಚನೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

ಸಮರ್ಪಣೆಯ ಮತ್ತೊಂದು ಹೆಸರು ರಾಜಪಠಾಣದ ರಾಜಕುಮಾರಿ ಮೀರಾಬಾಯಿ. ಅರಮನೆಯ ವೈಭೋಗ, ರಾಜವಂಶದ ಪ್ರತಿಷ್ಠೆ ಎಲ್ಲವನ್ನು ತೊರೆದು ಗಿರಿಧರ ಗೋಪಾಲನ ಪ್ರೇಮದಲ್ಲಿ ಅವಳು ತನ್ಮಯಳಾಗ್ತಾಳೆ. ಅವಳಿಗೆ ನೀಡಿದ ವಿಷದ ಕರಟವೂ ಕೂಡ ಕೃಷ್ಣನ ಕೃಪೆಯಿಂದ ಅಮೃತವಾಗುತ್ತೆ. ಲೋಕದ ನಿಂದನೆ, ಅಪಹಾಸ್ಯ ಯಾವುದಕ್ಕೂ ಜಗ್ಗದಂತಹ ಮೀರಾಬಾಯಿ ಅಂತ ಭಕ್ತಿ ನಮಗೆ ಕಲಿಸುವುದು ಏನು ಅಂದರೆ, ನಮ್ಮ ಧ್ಯೇಯ ಮತ್ತು ನಂಬಿಕೆಯಲ್ಲಿ ಯಾವುದೇ ರಾಜಿ ಇಲ್ಲದ ಅಚಲತೆ ಇರಬೇಕು. ನಮ್ಮ ನಾಡಿನ ಶ್ರೇಷ್ಠ ದಾರ್ಶನಿಕರಾದಂಥ ಡಿ ವಿ ಗುಂಡಪ್ಪನವರು ತಮ್ಮ ಮಂಕುತಿಮ್ಮನ ಕಗ್ಗದಲ್ಲಿ ಬದುಕಿನ ಈ ಪರಮ ಸತ್ಯವನ್ನು ಹೇಳಿದ್ದಾರೆ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ, ಬೆಲ್ಲವಾಗು ದೀನ ಜನರ ಒಡನಾಟದಲ್ಲಿ ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಕಷ್ಟ ಬಂದಾಗ ಕಲ್ಲಿನಂತೆ ಧೈರ್ಯವಾಗಿರಬೇಕು, ದೀನ ದಲಿತರಿಗೆ ಬೆಲ್ಲದಂತೆ ಸಿಹಿಯಾಗಿರಬೇಕು, ಎಲ್ಲರೊಂದಿಗೆ ಮಲ್ಲಿಗೆಯಂತೆ ಸುಗಂಧ ಬೀರಬೇಕು. ಇದುವೇ ಭಕ್ತಿಯ ನಿಜವಾದ ಅಂತಿಮ ಸ್ವರೂಪ ಅಂತ ಹೇಳಬಹುದು. ಇನ್ನೇನು ಸಮಯ ಮುಗಿತಾ ಬಂತು. ನಮ್ಮ ಒಂದು ಗಂಟೆಯ ಪಯಣ ದೈವಿಕ ಪಯಣ ಅಂತಲೇ ಹೇಳ್ಬೋದು. ಮುಗಿಸುವಂತಹ ಸಮಯ ಹತ್ತಿರವಾಗ್ತಾ ಇದೆ. ಇವತ್ತಿನ ದಿನದ ಕೊನೆಯಲ್ಲಿ ಏನು ಹೇಳಬೇಕು ಅಂತಂದರೆ, ಭಕ್ತಿ ಅಂದರೆ ಸಂಸಾರವನ್ನು ಬಿಟ್ಟು ಕಾಡಿಗೆ ಹೋಗೋದಲ್ಲ, ಸಂಸಾರದಲ್ಲೂ ಕೂಡ ಪ್ರಾಮಾಣಿಕತೆ, ಕರುಣೆ, ತಾಳ್ಮೆ ಮತ್ತು ಪ್ರೀತಿಯನ್ನು ಉಳಿಸಿಕೊಂಡು ಬದುಕುವುದು. ನಿನ್ನೆ ಆಗಿದ್ದು ಇತಿಹಾಸ, ನಾಳೆ ಅನ್ನೋದು ನಿಗೂಢ. ಇವತ್ತು ಅಂದರೆ ಈ ಕ್ಷಣ ಭಗವಂತ ನಮಗೆ ನೀಡಿರುವಂತಹ ಅಮೂಲ್ಯ ಕೊಡುಗೆ. ಪ್ರತಿಯೊಬ್ಬರಲ್ಲೂ ಕೂಡ ಒಳ್ಳೆಯದನ್ನು ಕಾಣಿ, ಮುಖದಲ್ಲಿ ಸಣ್ಣ ನಗು ಎಲ್ಲರಿಗೂ ಇರಲಿ ಅಂತ ಹೇಳ್ತಾ ಇಂದಿನ ಕಡೆಯ ಗೀತೆಯನ್ನು ಪ್ರಸಾರ ಮಾಡ್ತಾ ನಮ್ಮ ಕಾರ್ಯಕ್ರಮವನ್ನು ಮುಗಿಸೋಣ. ಮಹಾಕ್ಷತ್ರಿಯ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿ ಇದೆ. ಸಂಗೀತ ಹಾಗೂ ಸಾಹಿತ್ಯ ಹಂಸಲೇಖ ಅವರದ್ದು.

ಸುನ್ಹೇರೆ ಪಲ್, ಹಳೆಯ ಹಿಂದಿ ಚಿತ್ರಗೀತೆಗಳು. ಆರಂಭದಲ್ಲಿ ಕೇಳಿ ಸಿಕಂದರೆ ಆಜಮ್ ಚಿತ್ರದ ಗೀತೆ ಮೊಹಮ್ಮದ್ ರಫಿ ಅವರು ಹಾಡಿದ್ದಾರೆ. ರಾಜೇಂದ್ರ ಕೃಷ್ಣನ್ ಅವರ ಸಾಹಿತ್ಯಕ್ಕೆ ಹನ್ಸ್ ರಾಜ್ ಭೇಲ್ ಅವರ ಸಂಗೀತ.

ಮುಖೇಶ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಶ್ರೀ ಚಾರ್ಸೋ ಬೀಸ್ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಶೈಲೇಂದ್ರ ಅವರ ಸಾಹಿತ್ಯಕ್ಕೆ ಶಂಕರ್ ಜೈಕಿಶನ್ ಅವರ ಸಂಗೀತ ನಿರ್ದೇಶನವಿತ್ತು. ಇನ್ನು ಮುಂದೆ ಕೇಳಿ ಶಹೀದ್ ಚಿತ್ರದ ಗೀತೆ. ಮುಖೇಶ್, ಮಹೇಂದ್ರ ಕಪೂರ್ ಹಾಗೂ ರಾಜೇಂದ್ರ ಭಾಟಿಯಾ ಅವರು ಹಾಡಿದ್ದಾರೆ. ಪ್ರೇಮ್ ಸೋನಿ ಅವರ ಸಂಗೀತ ನಿರ್ದೇಶನ.

उस नजर को झुका के ही दम लेंगे हम तेरी जान उठी जो कहर की नजर उस नजर

ಹೇಳಿ ಕರ್ಮ ಚಿತ್ರದ ಗೀತೆ ಹಾಡಿದ್ದಾರೆ ಕವಿತಾ ಕೃಷ್ಣಮೂರ್ತಿ, ಮೊಹಮ್ಮದ್ ಅಜೀಜ್ ಹಾಗೂ ಸಂಗಡಿಗರು. ಆನಂದ್ ಬಕ್ಷಿಯವರ ಸಾಹಿತ್ಯಕ್ಕೆ ಲಕ್ಷ್ಮೀಕಾಂತ್ ಪ್ಯಾರಿಲಾಲ್ ಅವರ ಸಂಗೀತ.

0: ಇದು ಆಕಾಶವಾಣಿ ಬೆಂಗಳೂರು.
1: ಇಷ್ಟು ರಾತ್ರಿ ಇದೇನ್ SMS? KYC ಅಪ್ಡೇಟ್ ಮಾಡಿ, ಇಲ್ಲಾಂದ್ರೆ ಅಕೌಂಟ್ ಬ್ಲಾಕ್ ಆಗುತ್ತೆ. ಲಿಂಕ್ ಕ್ಲಿಕ್ ಮಾಡ್ಬಿಡ್ತೀನಪ್ಪ, ಬ್ಲಾಕ್ ಆಗ್ಬಿಟ್ರೆ ಕಷ್ಟ ಆಗುತ್ತೆ. ನಿಲ್ಲಿ, ಚೆಕ್ ಮಾಡಿದ್ರ ಲಿಂಕ್ ಸೆಕ್ಯೂರ್ ಆಗಿದ್ಯಾ? ಸೆಂಡರ್ ನಿಮ್ ಬ್ಯಾಂಕ್ಗೆ ತಾನೆ? KYC ಅಪ್ಡೇಟ್ ಮಾಡೋಕೆ ಅಪರಿಚಿತ ಲಿಂಕ್ ಓಪನ್ ಮಾಡೋದು ಅಂದ್ರೆ ಅಪರಿಚಿತರಿಗಾಗಿ ನಮ್ಮ ಅಕೌಂಟ್ನ ಬಾಗಿಲು ತೆರೆದಂತೆ. ಅನಗತ್ಯದ ಗಡಿಬಿಡಿ ಬೇಡ ಮತ್ತು ಮೋಸದ KYC ಅಪ್ಡೇಟ್ ಲಿಂಕ್ ನಿಂದ ಜಾಗರೂಕರಾಗಿರಿ. RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
0: ಆಕಾಶವಾಣಿ, ಸಮಯ ಆಗಲಿದೆ 10:55. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳುವ ಮನ್ ಕಿ ಬಾತ್ ಕಾರ್ಯಕ್ರಮ. ನಂತರ ಮನ್ ಕಿ ಬಾತ್ ಕಾರ್ಯಕ್ರಮದ ಕನ್ನಡ ಅವತರಣಿಕೆ ಮನದ ಮಾತು ಪ್ರಸಾರವಾಗಲಿದೆ.

0: हम आपको बता दें कि माननीय प्रधानमंत्री के इस प्रसारण के बाद मन की बात के क्षेत्रीय भाषा में अनुवाद का प्रसारण आकाशवाणी और दूरदर्शन के संबद्ध प्रादेशिक केंद्रों से तथा संस्कृत भाषा में अनुवाद का प्रसारण आकाशवाणी दिल्ली के इंद्रप्रस्थ चैनल मीडियम वेव 366.3 मीटर अर्थात 819 किलोहर्ट्ज और एफएम गोल्ड 100.1 मेगाहर्ट्ज पर अभी किया जाएगा। मन की बात के क्षेत्रीय भाषाओं का पुनः प्रसारण आज रात 8 बजे आकाशवाणी के संबद्ध प्रादेशिक केंद्रों से और अंग्रेजी अनुवाद का प्रसारण एफएम रेनबो 102.6 मेगाहर्ट्ज पर किया जाएगा।
1: क्या आप परेशानियों से घिरे हैं? मन भारी है और कोई रास्ता नजर नहीं आ रहा? याद रखिए, समाधान आपके पास है। टेलीमानस के निशुल्क नंबर 14416 पर कॉल करें। कहीं से भी कभी भी 24 घंटे यह सुविधा उपलब्ध है। यहाँ आपकी बात सुनी जाती है, समझी जाती है और आपको सही दिशा दी जाती है। आप अकेले नहीं है, मदद बस एक कॉल दूर है।
0: ये कार्यक्रम आकाशवाणी के दिल्ली केंद्र से प्रसारित किया गया।
2: ಇದುವರೆಗೆ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನ್ ಕಿ ಬಾತ್ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬಂತು. ಈಗ ಕೇಳಿ ಮನ್ ಕಿ ಬಾತ್ನ ಕನ್ನಡ ಅವತರಣಿಕೆ ಮನದ ಮಾತು.
3: ನನ್ನ ಪ್ರಿಯ ದೇಶವಾಸಿಗಳೇ ನಮಸ್ಕಾರ. ಮನದ ಮಾತಿನ ಈ ಹೊಸ ಸಂಚಿಕೆಗೆ ನಿಮ್ಮೆಲ್ಲರನ್ನೂ ಮತ್ತೊಮ್ಮೆ ಸ್ವಾಗತಿಸುತ್ತೇನೆ. ಇದು ಹೊಸ ಉಪಕ್ರಮಗಳನ್ನು ಎಲ್ಲರೆದುರಿಗೆ ತರುವಂತಹ ಮತ್ತು ನಮ್ಮ ದೇಶ ಬಾಂಧವರ ವಿನೂತನ ಆಲೋಚನೆಗಳನ್ನು ಚರ್ಚಿಸುವ ಒಂದು ವೇದಿಕೆ ಎಂದು ನಿಮಗೆಲ್ಲರಿಗೂ ತಿಳಿದಿದೆ. ಇದರಲ್ಲಿ ಜನರು ದಣಿವರಿಯದೆ ತಮ್ಮ ಶಕ್ತಿ ಮತ್ತು ಉತ್ಸಾಹದಿಂದ ತಮ್ಮ ಜೀವನವನ್ನೇ ಸವೆಸಿರುವಂತಹ ಕೆಲವು ಯೋಚನೆಗಳಿವೆ. ಸ್ನೇಹಿತರೆ, ಕೆಲವು ದಿನಗಳ ಹಿಂದೆ ಸಾಮಾಜಿಕ ಮಾಧ್ಯಮದಲ್ಲಿ ಯಾರೋ ಆಷಾಢ ಏಕಾದಶಿಯ ಶುಭ ಸಂದರ್ಭದಲ್ಲಿ ಇತಿಹಾಸವನ್ನು ಆಸಕ್ತಿದಾಯಕವಾಗಿಸಲು ಒಂದು ಯೋಜನೆಯನ್ನು ಪ್ರಾರಂಭಿಸುವುದಾಗಿ ಘೋಷಿಸಲು ನನಗೆ ಸಂತೋಷವಾಗಿದೆ ಎಂದು ಬರೆದಿದ್ದರು. ಮುಂದುವರೆದು ಅವರು ಹೀಗೆ ವಿವರಿಸಿದ್ದರು. ಈ ಕಲ್ಪನೆ ತುಂಬಾ ಸರಳವಾಗಿದೆ. ವೆಬ್ಸೈಟ್ಗೆ ಭೇಟಿ ನೀಡಿ ಮತ್ತು ಯಾವುದೇ ವರ್ಷವನ್ನು ಆಯ್ಕೆ ಮಾಡಿ ಮತ್ತು ಆ ಸಮಯದಲ್ಲಿ ಭಾರತದ ಯಾವ ಭಾಗದ ಮೇಲೆ ಯಾವ ಆಡಳಿತಗಾರ ಅಧಿಕಾರ ಹೊಂದಿದ್ದರೆಂದು ಸುಲಭವಾಗಿ ಕಂಡುಹಿಡಿಯಬಹುದು ಎಂದು. ನನಗೂ ಇದು ತುಂಬಾ ಆಸಕ್ತಿಕರ ಎನಿಸಿತು. ಅದರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಬೇಕೆಂದು ಆಲೋಚಿಸಿದೆ. ಈ ಯೋಜನೆಯನ್ನು ಮುಂಬೈನಲ್ಲಿ ವಾಸಿಸುವ ಶ್ರೀ ಕೃಷ್ಣಶೇಷಾದ್ರಿ ಅವರು ಕೈಗೆತ್ತಿಕೊಂಡಿದ್ದಾರೆ ಎಂದು ನನಗೆ ತಿಳಿಯಿತು. ಕುತೂಹಲಕಾರಿ ವಿಷಯವೆಂದರೆ ಕೃಷ್ಣ ಅವರು ವೆಬ್ಸೈಟ್ ಹೆಸರನ್ನು ಕೂಡ ತುಂಬಾ ಸರಳವಾದದ್ದನ್ನೇ ಆಯ್ದುಕೊಂಡಿದ್ದಾರೆ. www.bharatrajya.com. ಅವರ ಪ್ರಯತ್ನದ ವಿವರಗಳು ಖಂಡಿತ ನಿಮ್ಮೆಲ್ಲರಿಗೂ ತಲುಪಬೇಕು. ಹಾಗಾಗಿ ನಾನು ಏಕೆ ನೇರವಾಗಿ ಕೃಷ್ಣ ಅವರೊಂದಿಗೆ ಮಾತನಾಡಬಾರದು ಎಂದು ಯೋಚಿಸಿದೆ. ಸ್ನೇಹಿತರೆ, ಕೃಷ್ಣ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಕೃಷ್ಣ ಅವರೇ.
4: ನಮಸ್ಕಾರ ಸರ್. ನಮಸ್ಕಾರ.
3: ಗೆಳೆಯರೇ, ತಾವು ತಂತ್ರಜ್ಞಾನ ಹಿನ್ನೆಲೆ ಉಳ್ಳವರಲ್ಲ ಅಥವಾ ನೀವು ಇತಿಹಾಸ ಶಿಕ್ಷಕರು ಅಲ್ಲ ಎಂದು ನನಗೆ ತಿಳಿದು ಬಂದಿದೆ. ಆದರೂ ನೀವು ತಂತ್ರಜ್ಞಾನವನ್ನು ಬಳಸಿ ಇತಿಹಾಸಕ್ಕೆ ಮೀಸಲಾದ ವೆಬ್ಸೈಟ್ ರಚಿಸಿದ್ದೀರಿ. ಇದೆಲ್ಲ ಹೇಗೆ ಸಾಧ್ಯವಾಯಿತು ಎಂದು ನನಗೆ ತುಂಬಾ ಕುತೂಹಲ ಮೂಡಿದೆ.
4: ಧನ್ಯವಾದಗಳು ಸರ್. ನಿಮ್ಮೊಂದಿಗೆ ಮಾತನಾಡಲು ಅವಕಾಶ ಸಿಕ್ಕಿರುವುದು ದೊಡ್ಡ ಸೌಭಾಗ್ಯ. ನನ್ನ ಪರಿಚಯ ಸ್ವಲ್ಪ ಹಂಚಿಕೊಳ್ಳಬಹುದೇ? ನಾನು ಇಂಜಿನಿಯರ್ ಆಗಿದ್ದೆ. ನಂತರ ನಾನು MBA ಓದಿದೆ ಮತ್ತು ಮಾರ್ಕೆಟಿಂಗ್ ಕ್ಷೇತ್ರಕ್ಕೆ ಕಾಲಿಟ್ಟೆ. ಆದಾಗ್ಯೂ ಈ ಎಲ್ಲದರ ಮಧ್ಯೆ ಬಾಲ್ಯದಿಂದಲೂ ಇದ್ದ ನನ್ನ ಇತಿಹಾಸದ ಅತೀವ ಆಸಕ್ತಿಯನ್ನು ಹಾಗೇ ಉಳಿಸಿಕೊಂಡಿದ್ದೆ. ಇತಿಹಾಸವನ್ನು ಆಸಕ್ತಿಕರಗೊಳಿಸುವ ಕುರಿತು ಏನನ್ನಾದರೂ ಮಾಡುವ ಬಯಕೆ ನನ್ನಲ್ಲಿ ಯಾವಾಗಲೂ ತುಡಿಯುತ್ತಿತ್ತು. ಅಲ್ಲದೆ ಇತಿಹಾಸವನ್ನು ಪಾಠ ಮಾಡುವ ವಿಧಾನದಲ್ಲಿ ಸುಧಾರಣೆ ಮತ್ತು ಬದಲಾವಣೆಗೆ ಗಮನಾರ್ಹ ಅವಕಾಶವಿದೆ ಎಂದು ನಾನು ಭಾವಿಸುತ್ತೇನೆ. ನಾವು ಅದನ್ನು ಕಥೆಯ ರೂಪದಲ್ಲಿ ಜನರಿಗೆ ಪ್ರಸ್ತುತಪಡಿಸಬಹುದು.
3: ಕೃಷ್ಣ ಅವರೇ, ಭಾರತೀಯ ಇತಿಹಾಸದ ಯಾವ ಅಂಶವನ್ನು ಹೆಚ್ಚಿನ ಸಂಖ್ಯೆಯ ಜನರು ತಿಳಿದುಕೊಳ್ಳಬೇಕು ಎಂದು ನೀವು ಭಾವಿಸುತ್ತೀರಿ?
4: ಸರ್, ನಮ್ಮ ಶಾಲೆಗಳು ಮತ್ತು ಕಾಲೇಜುಗಳಲ್ಲಿ ಭಾರತೀಯ ಇತಿಹಾಸವನ್ನು ಕಲಿಸುವ ವಿಧಾನವು ಸಾಮಾನ್ಯವಾಗಿ ಒಂದೇ ಸಾಮ್ರಾಜ್ಯ ಅಥವಾ ಸಾಮ್ರಾಜ್ಯದ ದೃಷ್ಟಿಕೋನದ ಮೇಲೆ ಕೇಂದ್ರೀಕರಿಸುತ್ತದೆ. ಈ ನಿರ್ದಿಷ್ಟ ಸಾಮ್ರಾಜ್ಯಗಳು ಅಸಮಾನ ಗಮನವನ್ನು ಸೆಳೆಯುತ್ತವೆ. ಇದರ

0: ಪರಿಣಾಮವಾಗಿ ಚೋಳರು, ಪಲ್ಲವರು, ಕಾಶ್ಮೀರದ ಕಾರ್ಕೂಟ ರಾಜವಂಶ ಅಥವಾ ಕನಿಷ್ಠ 600 ವರ್ಷಗಳ ಕಾಲ ಅಸ್ಸಾಂನಲ್ಲಿ ತಮ್ಮ ಸಂಸ್ಕೃತಿ ಮತ್ತು ಮೌಲ್ಯ ವ್ಯವಸ್ಥೆಯನ್ನು ಸಂರಕ್ಷಿಸಿದ ಅಹೋಂಗಳಂತಹ ಇತರ ಅನೇಕ ಮಹಾನ್ ಸಾಮ್ರಾಜ್ಯಗಳ ಬಗ್ಗೆ ನಮಗೆ ತಿಳಿದೇ ಇಲ್ಲ. ಆದ್ದರಿಂದ ಇಂಥ ಮಹಾನ್ ಸಾಮ್ರಾಜ್ಯಗಳ ಬಗ್ಗೆಯೂ ಜನರಿಗೆ ಮಾಹಿತಿಯನ್ನು ಒದಗಿಸುವ ಒಂದು ವೇದಿಕೆಯನ್ನು ರಚಿಸಬೇಕೆಂದು ನಾನು ಯೋಚಿಸಿದೆ.
1: ಕೃಷ್ಣ ಅವರೇ, ತಾವು ಇಷ್ಟೆಲ್ಲ ಪ್ರಯತ್ನಗಳನ್ನು ಮಾಡಿದ್ದೀರಿ, ನಾನು ನಿಮಗೆ ಒಂದು ಕಾಲ್ಪನಿಕ ಪ್ರಶ್ನೆ ಕೇಳಬಯಸುತ್ತೇನೆ. ಭಾರತೀಯ ಇತಿಹಾಸದ ಯಾವುದೇ 3 ವ್ಯಕ್ತಿಗಳೊಂದಿಗೆ ಮಾತನಾಡಲು ನಿಮಗೆ ಅವಕಾಶವಿದ್ದರೆ ನೀವು ಯಾರನ್ನು ಆಯ್ಕೆ ಮಾಡುತ್ತೀರಿ ಮತ್ತು ಏಕೆ?
0: ಆಗಲಿ ಸರ್, ಮೊದಲಿಗೆ ನಾನು ಚೋಳ ಸಾಮ್ರಾಜ್ಯದ ಅತ್ಯಂತ ಶಕ್ತಿಶಾಲಿ ಮತ್ತು ಮೇರು ರಾಜರುಗಳಾದ ರಾಜರಾಜ ಚೋಳ ಅಥವಾ ರಾಜೇಂದ್ರ ಚೋಳರೊಂದಿಗೆ ಮಾತನಾಡ ಬಯಸುತ್ತೇನೆ. ಶಿವನಿಗೆ ಸಮರ್ಪಿತವಾದ ಬೃಹದೀಶ್ವರ ದೇವಾಲಯ ಅಥವಾ ಗಂಗೈಕೊಂಡ ಚೋಳಪುರಂ ನಂತಹ ಬೃಹತ್ ಯೋಜನೆಗಳ ಹಿಂದಿನ ದೃಷ್ಟಿಕೋನವನ್ನು ನಾನು ಅರ್ಥ ಮಾಡಿಕೊಳ್ಳಲು ಬಯಸುತ್ತೇನೆ. ಆ ದೃಷ್ಟಿಕೋನ ಎಲ್ಲಿಂದ ಬಂತು, ಅಂತಹ ಸ್ಮಾರಕಗಳ ಯೋಜನೆಗಳನ್ನು ಅವರು ಹೇಗೆ ರೂಪಿಸಿದರು ಮತ್ತು ಕಾರ್ಯಗತಗೊಳಿಸಿದರು, ಮುಂದಿನ 1,000 ವರ್ಷಗಳವರೆಗೆ ಇತರರಿಗೆ ಸ್ಫೂರ್ತಿ ನೀಡುವಂಥದ್ದನ್ನು ರಚಿಸಲು ಚಿಂತನೆಗೆ ಏನು ಪ್ರೇರಣೆ, ಅದನ್ನೇ ನಾನು ಅವರಿಂದ ತಿಳಿದುಕೊಳ್ಳಲು ಬಯಸುತ್ತೇನೆ. ಎರಡನೇ ವ್ಯಕ್ತಿತ್ವ ನನ್ನ ಅಭಿಪ್ರಾಯದಲ್ಲಿ ಭಾರತೀಯ ಇತಿಹಾಸದಲ್ಲಿ ಅತ್ಯಂತ ಕಡಿಮೆ ಉಲ್ಲೇಖವಿರುವಂತಹ ಹೇಮು. ನಾವು ಸಾಮಾನ್ಯವಾಗಿ ನಮ್ಮ ಇತಿಹಾಸ ಪುಸ್ತಕದಲ್ಲಿ ಅವರ ಬಗ್ಗೆ 2 ಅಥವಾ 3 ಸಾಲುಗಳನ್ನು ಮಾತ್ರ ಓದುತ್ತೇವೆ. ಹೇಮು ಒಬ್ಬ ಸಾಮಾನ್ಯ ವ್ಯಕ್ತಿ, ವ್ಯಾಪಾರಿಯಾಗಿದ್ದರು, ಮುಂದೆ ಒಂದು ಸಾಮ್ರಾಜ್ಯವನ್ನೇ ನಿರ್ಮಿಸಿದರು. ಅವರು ಕೇವಲ ಸಾಮ್ರಾಜ್ಯ ನಿರ್ಮಾಪಕರಲ್ಲ, ಜೊತೆಗೆ ಮಿಲಿಟರಿ ಚಿಂತಕರೂ ಆಗಿದ್ದರು, ಅಲ್ಲದೆ ಸೇನಾ ಮೇಧಾವಿ ಆಗಿದ್ದರು ಎಂಬುದು ಬಹಳ ಜನರಿಗೆ ತಿಳಿದೇ ಇಲ್ಲ. ಅವರು ತಮ್ಮ ಕಾಲಘಟ್ಟದಲ್ಲಿ 23 ಯುದ್ಧಗಳನ್ನು ಮಾಡಿದರು ಮತ್ತು ಅವುಗಳಲ್ಲಿ 22 ಯುದ್ಧಗಳನ್ನು ಗೆದ್ದರು. ಅವರ ಆಲೋಚನಾ ಪ್ರಕ್ರಿಯೆಯನ್ನು ಮತ್ತು ಅವರನ್ನು ಸಾಮಾನ್ಯ ಮನುಷ್ಯನಿಂದ ಅಂತಹ ಶಕ್ತಿಶಾಲಿ ರಾಜನನ್ನಾಗಿ ಪರಿವರ್ತಿಸಿದ ಪ್ರಯಾಣವನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ನನಗೆ ತೀವ್ರ ಆಸಕ್ತಿ ಇದೆ. ಮೂರನೆಯ ವ್ಯಕ್ತಿತ್ವ ಬಹಳ ಆಸಕ್ತಿಕರವಾದದ್ದು ಸರ್. ಆಕೆ ಓರ್ವ ಮಹಿಳೆ, ಒಡಿಶಾದ ಭೌಮಕಾರ ರಾಜವಂಶಕ್ಕೆ ಸೇರಿದ ತ್ರಿಭುವನ ಮಹಾದೇವಿ. ಆಕೆಯ ಕತೆ ನಿಜಕ್ಕೂ ಬಹಳ ಆಸಕ್ತಿದಾಯಕವಾಗಿದೆ. ಕ್ರಿಸ್ತ ಶಕ 850 ಸುಮಾರಿಗೆ ನೆರೆಯ ಪಾಲ ಸಾಮ್ರಾಜ್ಯದವರು ಆಕೆಯ ರಾಜ್ಯವನ್ನು ಆಕ್ರಮಿಸಿದಾಗ ಅಲ್ಲಿಯ ರಾಜ, ಆಕೆಯ ಪತಿ ಯುದ್ಧದಲ್ಲಿ ಹುತಾತ್ಮರಾದರು. ಈ ಬಿಕ್ಕಟ್ಟು ಸಾಮ್ರಾಜ್ಯವನ್ನು ದುರ್ಬಲಗೊಳಿಸಿತು. ಇದರಿಂದಾಗಿ ರಾಜ್ಯದ ಪ್ರಮುಖರು ಮತ್ತು ಇತರ ನಾಯಕರು ರಾಜ್ಯ ತ್ಯಜಿಸಿ ಹೊರನಡೆದರು. ಆ ಸಮಯದಲ್ಲಿ ತ್ರಿಭುವನ ಮಹಾದೇವಿ ಅಧಿಕಾರ ವಹಿಸಿಕೊಳ್ಳಲು ಮುಂದಾದರು. ಅವರು ಭಾರತದ ಮೊದಲ ಸ್ವತಂತ್ರ ಮಹಿಳಾ ಆಡಳಿತಗಾರರಲ್ಲಿ ಒಬ್ಬರಾದರು. ಆಡಳಿತವನ್ನು ಸ್ಥಿರಗೊಳಿಸಿದರು. ಅಷ್ಟೇ ಅಲ್ಲ, ಮುಂದಿನ 100 ವರ್ಷಗಳವರೆಗೆ ಕಳಿಂಗ ಮತ್ತು ಸುತ್ತಮುತ್ತಲಿನ ಪ್ರದೇಶದ ಮೇಲೆ ಆಳ್ವಿಕೆ ಮುಂದುವರಿಸುವ ಮಟ್ಟಿಗೆ ರಾಜ್ಯವನ್ನ ಬಲಿಷ್ಠಗೊಳಿಸಿದರು. ಇವರು ನಾವು ಭೇಟಿಯಾಗಲು ಇಷ್ಟಪಡುವ 3 ಐತಿಹಾಸಿಕ ವ್ಯಕ್ತಿಗಳು ಸರ್.
1: ಕೃಷ್ಣ ಅವರೇ, ಈಗ ನೀವು ಇತಿಹಾಸದ ಅನುಭವ ಪಡೆಯುತ್ತಿರುವಂತೆ ಭಾಸವಾಗುತ್ತಿದೆ ಅಲ್ಲವೇ? ತಾವು ಇತಿಹಾಸದಲ್ಲಿಯೇ ಸಂಪೂರ್ಣವಾಗಿ ಮುಳುಗಿ ಹೋಗಿದ್ದೀರಿ. ನೋಡಿ, ನಾನು ಕೂಡ ನಿಮ್ಮ ವೆಬ್ಸೈಟ್ಗೆ ಬಹಳ ಕುತೂಹಲದಿಂದಲೇ ಭೇಟಿ ನೀಡಿದ್ದೇನೆ. ನನಗೆ ಅತ್ಯಂತ ಆಸಕ್ತಿದಾಯಕವೆನಿಸಿದ್ದೇನೆಂದರೆ ನಿಮ್ಮ ಸೈಟ್ನಲ್ಲಿ ಜನರು ತಿದ್ದುಪಡಿಗಳು ಮತ್ತು ಸಲಹೆಗಳನ್ನು ನೀಡಬಹುದಾದ ಒಂದು ಟ್ಯಾಬ್ ಕೂಡ ಇದೆ. ಅಂತಹ ರಚನಾತ್ಮಕ ಪ್ರತಿಕ್ರಿಯೆಗೆ ಮುಕ್ತವಾಗಿರುವುದು ಒಂದು ದೊಡ್ಡ ವಿಷಯವೇ ಆಗಿದೆ. ನೀವು ಜನರಿಂದ ಸಲಹೆಗಳನ್ನು ಸ್ವೀಕರಿಸಲು ಪ್ರಾರಂಭಿಸಿದ್ದೀರಾ ಮತ್ತು ನೀವು ಅದರ ಮೇಲೆ ಹೇಗೆ ಕೆಲಸ ಮಾಡುತ್ತೀರಿ?
0: ಹೌದು ಸರ್, ಈಗ ಜನರಿಂದ ನಮಗೆ ಬಹಳಷ್ಟು ಸಲಹೆಗಳು ಬರುತ್ತಿವೆ. 2 ರೀತಿಯ ಸಲಹೆಗಳಿವೆ. 1, ತಿದ್ದುಪಡಿಗಳನ್ನು ಸೂಚಿಸುವವು. ಈ ರಾಜ್ಯದಲ್ಲಿ, ಈ ಸಮಯದಲ್ಲಿ, ಈ ರಾಷ್ಟ್ರದಲ್ಲಿ ಈ ರಾಜ ಇದ್ದ ಅಥವಾ ಈ ಸಮಯದಲ್ಲಿ ಈ ಯುದ್ಧ ನಡೆದಿತ್ತು ಎಂದು ಹೇಳುವ ಕೆಲವು ಸಲಹೆಗಳು ಬರುತ್ತವೆ. ಇನ್ನೊಂದು ರೀತಿಯ ಸಲಹೆಗಳೆಂದರೆ ನೀವು ಈ ವೈಶ್

0: ವೈಶಿಷ್ಟ್ಯ ಸೇರಿಸಬಹುದು ಅಥವಾ ಈ ವೈಶಿಷ್ಟ್ಯವನ್ನು ಈ ವೆಬ್ಸೈಟ್ಗೆ ಸೇರಿಸಬಹುದು ಎನ್ನುವಂಥವು. ಹೀಗೆ ಎರಡು ರೀತಿಯ ಸಲಹೆಗಳನ್ನು ಪಡೆಯುತ್ತೇವೆ. ಉದಾಹರಣೆಗೆ, ಈ ರಾಜ್ಯದಲ್ಲಿ ಈ ರಾಜ ಈ ಸಮಯದಲ್ಲಿ ಆಳ್ವಿಕೆ ನಡೆಸುತ್ತಿದ್ದ ಎಂಬ ಸಲಹೆ ನಮಗೆ ಬಂದರೆ, ನಮ್ಮ ಮೂಲಗಳು ಏನೇ ಇರಲಿ, ನಾವು ಆ ಸಲಹೆಯನ್ನು ತೆಗೆದುಕೊಳ್ಳುತ್ತೇವೆ. ನೀವು ಈಗಾಗಲೇ ಭಾರತವನ್ನು ತೋರಿಸಿದ್ದೀರಿ, ರಾಜ್ಯ ಮಟ್ಟದಲ್ಲಿ ತೋರಿಸಿದರೆ ಇನ್ನೂ ಉತ್ತಮ ಎಂದು ಯಾರೋ ನಮಗೆ ಸಲಹೆ ನೀಡಿದರು. ಆದ್ದರಿಂದ ನಾವು ಆ ಫೀಚರ್ ಇಂಪ್ಲಿಮೆಂಟ್ ಮಾಡಿದ್ದೇವೆ. ನಂತರ ನಾವು ಮತ್ತೊಂದು ಫೀಚರ್ ಸೇರಿಸಿದೆವು. ಅದರಲ್ಲಿ ಇಡೀ ಸಾಮ್ರಾಜ್ಯದ ದತ್ತಾಂಶ ಅಂಕಿಅಂಶಗಳನ್ನು ಒದಗಿಸುವ ಮೂಲಕ ನಾವು ಟ್ರಂಪ್ ಕಾರ್ಡ್ನಂತಹ ರಚನೆಯನ್ನು ರಚಿಸಿದ್ದೇವೆ. ಇದರಿಂದ ಮಾಹಿತಿ ಸುಲಭವಾಗಿ ಮಕ್ಕಳನ್ನು ತಲುಪಬಹುದು. ಎಲ್ಲರೂ ಅದನ್ನು ಡೌನ್ಲೋಡ್ ಮಾಡಿ ಹಂಚಿಕೊಳ್ಳಬಹುದಾದಂತಹ ಒಂದೇ ಸ್ಥಳದಲ್ಲಿ ಮಾಹಿತಿ ಒಟ್ಟುಗೂಡಿಸಬೇಕೆಂದು ಒಬ್ಬರು ಸೂಚಿಸಿದ್ದರು. ಆದ್ದರಿಂದ ನಾವು ಆ ಫೀಚರ್ ಕೂಡ ಕಾರ್ಯಗತಗೊಳಿಸುತ್ತಿದ್ದೇವೆ. ನಾವು ತಪ್ಪುಗಳನ್ನು ಮಾಡುತ್ತೇವೆ ಎಂದು ತಿಳಿದುಕೊಳ್ಳುವುದು ಬಹಳ ಮುಖ್ಯವಾಗಿದೆ. ಏಕೆಂದರೆ ನಾವೇನೂ ಸರ್ವಶ್ರೇಷ್ಠರಲ್ಲ. ಅದನ್ನು ಗಮನದಲ್ಲಿಟ್ಟುಕೊಂಡೇ ತಿದ್ದುಪಡಿ ಟ್ಯಾಬನ್ನು ಸೇರಿಸಿದ್ದೇವೆ. ಇದು ಎಲ್ಲರಿಗೂ ಮುಕ್ತವಾಗಿರಬೇಕು. ಎಲ್ಲ ಕೊಡುಗೆಗಳ ಆಧಾರದ ಮೇಲೆ ಮುಂದಿನ ಕೆಲವು ವರ್ಷಗಳವರೆಗೆ ಇತಿಹಾಸವನ್ನು ಆಸಕ್ತಿದಾಯಕ ವಿಷಯವನ್ನಾಗಿ ಮಾಡುವ ಸೈಟನ್ನು ನಾವು ರಚಿಸಬೇಕು.
1: ಕೃಷ್ಣ ಅವರೇ, ತಾವು ನಿಜವಾಗಿಯೂ ಒಂದು ಮಹತ್ವದ ಕೆಲಸವನ್ನು ಮಾಡಿದ್ದೀರಿ. ನಿಮಗೆ ಇತಿಹಾಸದ ಹೊರತಾಗಿ ಇನ್ನೂ ಅನೇಕ ಹವ್ಯಾಸಗಳಿರಬೇಕಲ್ಲವೇ? ಬೇರೆ ಏನೇನು ಮಾಡುವಿರಿ?
0: ಇಲ್ಲ ಸರ್, ನಾನೇನು ಅಷ್ಟೊಂದು ಆಸಕ್ತಿಕರ ವ್ಯಕ್ತಿತ್ವದವನಲ್ಲ ಸರ್. ನನಗೆ ತಂತ್ರಜ್ಞಾನದಲ್ಲಿ ತುಂಬ ಆಸಕ್ತಿ ಇದೆ ಮತ್ತು ಇತಿಹಾಸದಲ್ಲಿಯೂ ಆಸಕ್ತಿ ಇದೆ. ಇನ್ನು ತಂತ್ರಜ್ಞಾನ ಮತ್ತು ಇತಿಹಾಸ ಎರಡೂ ಒಗ್ಗೂಡಿದ ಮೇಲೆ ಇಡೀ ದಿನ ಇದರಲ್ಲೇ ಮುಳುಗಿರುತ್ತೇನೆ.
1: ಸರಿ ಕೃಷ್ಣ ಅವರೇ, ನಿಮಗೆ ನನ್ನ ಅನಂತ ಶುಭಾಶಯಗಳು. ನೀವು ಒಂದು ಒಳ್ಳೆಯ ಆರಂಭ ಮಾಡಿದ್ದೀರಿ ಮತ್ತು ನಿಮ್ಮ ಶೈಲಿ ಹೇಗಿದೆ ಎಂದರೆ ಜನರು ಖಂಡಿತ ಒಗ್ಗೂಡುತ್ತಾರೆ ಎಂಬ ಸಂಪೂರ್ಣ ವಿಶ್ವಾಸ ನನಗಿದೆ. ನಿಮಗೆ ಅನೇಕಾನೇಕ ಶುಭಾಶಯಗಳು. ಸ್ನೇಹಿತರೇ, ಕೃಷ್ಣ ಅವರ ಈ ಪ್ರಯತ್ನ ಕೇವಲ ಇತಿಹಾಸದ ವಿದ್ಯಾರ್ಥಿಗಳಿಗೆ ಮಾತ್ರವಲ್ಲ, ನಮಗೆಲ್ಲರಿಗೂ ನಮ್ಮ ಗತಕಾಲವನ್ನು ಸ್ವಾರಸ್ಯಕರ ರೀತಿಯಲ್ಲಿ ತಿಳಿದುಕೊಳ್ಳಲು ನೆರವಾಗುತ್ತದೆ. ನಿಮ್ಮ ಬಳಿಯೂ ಇಂತಹ ಪ್ರಯತ್ನಗಳ ಕುರಿತು ಮಾಹಿತಿ ಇದ್ದರೆ ಅದನ್ನು ಖಂಡಿತವಾಗಿ ಹಂಚಿಕೊಳ್ಳಿ. ನನ್ನ ಪ್ರೀತಿಯ ದೇಶವಾಸಿಗಳೇ, ವಿಕಸಿತ ಭಾರತಕ್ಕಾಗಿ ಮಾದಕ ದ್ರವ್ಯ ಮುಕ್ತ ಯುವ ಸಮೂಹ ಅನ್ನೋ ಈ ಅಭಿಯಾನ ಇಡೀ ದೇಶಾದ್ಯಂತ ಈಗ ತುಂಬ ವೇಗವಾಗಿ ಮುಂದೆ ಸಾಗ್ತಿದೆ. ಇದರ ಗುರಿ ತುಂಬ ಸ್ಪಷ್ಟವಾಗಿದೆ. ನಮ್ಮ ಯುವಜನತೆ ಮಾದಕ ವಸ್ತುಗಳಿಂದ ದೂರವಿರಬೇಕು, ಡ್ರಗ್ ಫ್ರೀ ಇಂಡಿಯಾ ಆಗಬೇಕು. ಬಹಳಷ್ಟು ಜನ, ಅದರಲ್ಲೂ ಮುಖ್ಯವಾಗಿ ನಮ್ಮ ಯುವಕರು ಸಾಲು ಸಾಲಾಗಿ ಇದರ ಜೊತೆ ಕೈಜೋಡಿಸುತ್ತಿದ್ದಾರೆ. ಕೊನೆಗೆ ಇದು ನಮ್ಮ ಭಾರತದ ಯುವಕರ ಆರೋಗ್ಯ, ಅವರ ಸಂತೋಷ ಮತ್ತು ಒಳ್ಳೆಯ ಭವಿಷ್ಯಕ್ಕಾಗಿ ನಾವೆಲ್ಲರೂ ಸೇರಿ ತೆಗೆದುಕೊಂಡಿರುವ ಒಂದು ದೃಢ ಸಂಕಲ್ಪ. ಸ್ನೇಹಿತರೇ, ಈ ಕುಡಿತ ಅಥವಾ ಮಾದಕ ವಸ್ತುಗಳ ಚಟ ಅನ್ನೋದು ಬರೀ ಒಬ್ಬ ವ್ಯಕ್ತಿಯನ್ನು ಮಾತ್ರ ಹಾಳು ಮಾಡಲ್ಲ, ಇದರ ಕೆಟ್ಟ ಪರಿಣಾಮ ಇಡೀ ಕುಟುಂಬ ಮತ್ತು ಸಮಾಜವೇ ಅನುಭವಿಸಬೇಕಾಗುತ್ತೆ. ಮಾದಕ ವಸ್ತುಗಳ ವಿರುದ್ಧ ಬೇರೆಯವರಿಗೆ ಜಾಗೃತಿ ಮೂಡಿಸುತ್ತಿರುವ ಹಾಗೆ ಈ ಚಟಕ್ಕೆ ಬಿದ್ದಿರೋರಿಗೆ ನೆರವಿನ ಹಸ್ತ ಚಾಚುತ್ತಿರೋ ಪ್ರತಿಯೊಬ್ಬರನ್ನೂ ನಾನು ಮನಸಾರೆ ಮೆಚ್ಚಿಕೊಳ್ತೀನಿ. ಮಾದಕ ದ್ರವ್ಯ ಮುಕ್ತ ಭಾರತಕ್ಕಾಗಿ ನೀವು ಏನಾದರೂ ಅದ್ಭುತವಾದ ಸ್ಲೋಗನ್ ಅಥವಾ ಘೋಷಣೆಗಳನ್ನು ರೆಡಿ ಮಾಡಬಾರದೇಕೆ? ನಮ್ಮ ಯುವ ಸಂಗೀತಗಾರರು ಮಾದಕ ವಸ್ತುಗಳಿಲ್ಲದ ಜೀವನ ಎಷ್ಟು ಚೆಂದ ಅನ್ನೋ ಸಂದೇಶ ಕೊಡುವ ಒಳ್ಳೆ ಹಾಡುಗಳನ್ನು ಕಟ್ಟಿಕೊಡಬಾರದೇಕೆ? ವಿದ್ಯಾರ್ಥಿಗಳು ಮತ್ತು ನಾಟಕ ತಂಡದವರು ಮಾದಕ ವಸ್ತುಗಳ ಅಪಾಯಗಳ ಬಗ್ಗೆ ಹಾಗೆ ಅದರಿಂದ ಆಚೆಗೆ ಬರೋ ಹಾದಿಗಳನ್ನು ತೋರಿಸುವ ತರಹದ ಹೃದಯ ತಟ್ಟುವ ಸಣ್ಣ ನಾಟಕಗಳನ್ನು ಬರೆಯಬಾರದೇಕೆ? ನಮ್ಮ ದೇಶದಲ್ಲಿ ಅದ್ಭುತವಾದ ಕಂಟೆಂಟ್ ಕ್ರಿಯೇಟ್ ಮಾಡೋರಿಗೇನೂ ಕೊರತೆ ಇಲ್ಲ. ಸಮಾಜಕ್ಕೆ ಹೆಲ್ಪ್ ಆಗೋ ತರಹ ಬೇರೆ ಬೇರೆ ಭಾಷೆಗಳಲ್ಲಿ ಇಂಥ ಕಂಟೆಂಟ್ ಮಾಡಿ ಅಂತ ನಾನು ವಿನಂತಿ ಮಾಡಿಕೊಳ್ತೀನಿ. ನೀವು ಮಾಡೋ ಈ ಪ್ರಯತ್ನಗಳನ್ನು ಹ್ಯಾಶ್ಟ್ಯಾಗ್ ಬಳಸಿ ಸಾಮಾಜಿಕ ಮಾಧ್ಯಮದಲ್ಲೂ ಖಂಡಿತ ಹಂಚಿಕೊಳ್ಳಿ. ಯಾಕಂದರೆ ಕೆಲವೊಮ್ಮೆ ಇಂತಹ ಸೃಜನಶೀಲ ಪ್ರಯತ್ನಗಳು ಔಪಚಾರಿಕ ಅಭಿಯಾನಗಳಿಗಿಂತಲೂ ಹೆಚ್ಚು ಪರಿಣಾಮಕಾರಿಯಾಗಿರುತ್ತವೆ. ಬನ್ನಿ, ಭಾರತದ ಯುವಕರನ್ನು ಈ ಕೆಟ್ಟ ಚಟಗಳಿಂದ ದೂರವಿಡೋ, ಅವರನ್ನು ಮುಕ್ತವಾಗಿಡು

ವರೆಗೆ ಇವೆಲ್ಲವೂ ಈ ತಿಂಗಳನ್ನು ತುಂಬಾ ವಿಶೇಷ ಮಾಡುತ್ತವೆ. ಇನ್ನು ಸ್ವಾತಂತ್ರ್ಯ ದಿನಾಚರಣೆ ಮತ್ತು ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಅಂತೂ ಪ್ರತಿಯೊಬ್ಬ ದೇಶವಾಸಿಯಲ್ಲೂ ಹೆಮ್ಮೆ ತುಂಬಿ ತುಳುಕುವಂತೆ ಮಾಡುತ್ತವೆ. ಹರ್ ಘರ್ ತಿರಂಗಾ ಅಭಿಯಾನ ಈ ಭಾವನೆಯನ್ನು ಇನ್ನಷ್ಟು ಗಟ್ಟಿ ಮಾಡಿದೆ. ವಂದೇ ಮಾತರಂ ಗೀತೆಗೆ 150 ವರ್ಷ ತುಂಬಿರುವುದರಿಂದ ಈ ವರ್ಷ ಇನ್ನೂ ವಿಶೇಷವಾಗಿದೆ. ಈ ಸಲ 8 ಕೋಟಿಗೂ ಹೆಚ್ಚು ತ್ರಿವರ್ಣ ಧ್ವಜದ ಸೆಲ್ಫಿಗಳನ್ನು ಅಪ್ಲೋಡ್ ಮಾಡಲಾಗಿದೆ. ತ್ರಿವರ್ಣ ಧ್ವಜದ ಈ ಸಂಭ್ರಮ ಬರೀ ಭಾರತಕ್ಕೆ ಮಾತ್ರ ಸೀಮಿತವಾಗಿ ಉಳಿಯಲಿಲ್ಲ. ಈ ವರ್ಷ ಸೂರ್ಯಪಥ ತಿರಂಗ ಮೂಲಕ ನಮ್ಮ ರಾಷ್ಟ್ರಧ್ವಜ ಇಡೀ ಜಗತ್ತಿನಾದ್ಯಂತ ಒಂದು ಅಪರೂಪದ ಪ್ರಯಾಣ ಬೆಳೆಸಿತು. ಫಿಜಿ ದೇಶದ ಸುವಾದಲ್ಲಿ ಸೂರ್ಯನ ಮೊದಲ ಕಿರಣ ಬೀಳ್ತಿದ್ದ ಹಾಗೆ ತ್ರಿವರ್ಣ ಧ್ವಜ ಹಾರಿಸಲಾಯಿತು. ಅದಾದ ಮೇಲೆ ಏಷ್ಯಾ, ಆಫ್ರಿಕಾ, ಯುರೋಪ್, ಆಮೇಲೆ ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋವರೆಗೂ ನಮ್ಮ ಭಾರತೀಯ ದೂತಾವಾಸ ಹಾಗೂ ಕಚೇರಿಗಳಲ್ಲಿ ತ್ರಿವರ್ಣ ಧ್ವಜ ರಾರಾಜಿಸಿತು. ನೀವು ಒಮ್ಮೆ ಊಹಿಸಿಕೊಂಡು ನೋಡಿ ಆ ದೃಶ್ಯಗಳು ಎಷ್ಟು ಅದ್ಭುತವಾಗಿ ಇರ್ತಿದ್ವು ಅಂತ. ಜಗತ್ತಿನಲ್ಲಿ ಸೂರ್ಯ ಮುನ್ನಡೆದ ಹಾಗೆಲ್ಲ ನಮ್ಮ ಭಾರತದ ತ್ರಿವರ್ಣ ಧ್ವಜವೂ ಹಾರಾಡ್ತಾ ಮುಂದೆ ಸಾಗಿತು. ಇಂಥ ಪ್ರಯತ್ನಗಳು ಇಡೀ ಸಮಾಜವನ್ನು ಒಂದೇ ದಾರದಲ್ಲಿ ಪೋಣಿಸುತ್ತವೆ. ಇವುಗಳಿಂದ ದೇಶದ ಜೊತೆ ನಮಗಿರೋ ಬಾಂಧವ್ಯ ಇನ್ನೂ ಆಳವಾಗುತ್ತೆ. ಈ ಕೆಲಸಗಳಲ್ಲಿ ತೊಡಗಿಸಿಕೊಂಡಿರೋ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ತುಂಬಾ ತುಂಬಾ ಅಭಿನಂದನೆಗಳು. ನನ್ನ ಪ್ರೀತಿಯ ದೇಶವಾಸಿಗಳೇ, ನಮ್ಮ ಊರು, ತಾಲೂಕು, ನಗರಗಳ ರಸ್ತೆಗಳಲ್ಲಿ ಪ್ರತಿದಿನ ಬೆಳಗ್ಗಿನಿಂದ ಸಂಜೆಯವರೆಗೂ ಲಕ್ಷಾಂತರ ಮಹಿಳೆಯರು ತಮ್ಮ ತಮ್ಮ ಕೆಲಸಗಳಲ್ಲಿ ನಿರತರಾಗಿರುತ್ತಾರೆ. ಯಾರೋ ತರಕಾರಿ ಮಾರ್ತಾರೆ, ಇನ್ಯಾರೋ ಹಣ್ಣು, ಇನ್ಯಾರೋ ಚಹಾ ತಳ್ಳುವ ಗಾಡಿ ಇಟ್ಕೊಂಡಿರ್ತಾರೆ, ಇನ್ನು ಕೆಲವರು ಹೂವು, ದೀಪ ಮತ್ತು ಪೂಜೆ ಸಾಮಗ್ರಿಗಳನ್ನು ಮಾರ್ತಾರೆ. ಕೆಲವೊಮ್ಮೆ ಬರೀ ಸ್ವಲ್ಪ ಹಣದ ಅಭಾವ ಅವರ ವ್ಯಾಪಾರವನ್ನು ಬೆಳೆಯದಂತೆ ತಡೆದು ಬಿಡುತ್ತೆ. ಆದರೆ ಈಗ ಇಂತಹ ಲಕ್ಷಾಂತರ ತಾಯಂದಿರು ಮತ್ತು ಸಹೋದರಿಯರಿಗೆ ಪಿಎಂ ಸ್ವನಿಧಿ ಯೋಜನೆಯಿಂದ ಹೊಸ ಶಕ್ತಿ ಸಿಕ್ತಿದೆ. ಮಹಿಳಾ ಸಬಲೀಕರಣದ ಈ ಮಗ್ಗುಲ ಬಗ್ಗೆ ಎಷ್ಟು ಚರ್ಚೆಯಾಗಬೇಕೋ ಅಷ್ಟು ಆಗ್ತಿಲ್ಲ. ಪಿಎಂ ಸ್ವನಿಧಿ ಯೋಜನೆಯ ಫಲಾನುಭವಿಗಳಲ್ಲಿ ಸುಮಾರು 46% ಬರೀ ಮಹಿಳೆಯರೇ ಇದ್ದಾರೆ. ಅಂದರೆ ದೇಶಾದ್ಯಂತ ಹತ್ತಿರ 35 ಲಕ್ಷ ಮಹಿಳೆಯರು ಈ ಯೋಜನೆಯ ಜೊತೆ ಸೇರಿ ತಮ್ಮ ವ್ಯಾಪಾರವನ್ನು ದೊಡ್ಡ ಮಟ್ಟಕ್ಕೆ ಬೆಳೆಸ್ತಾ ಇದ್ದಾರೆ. ಸ್ನೇಹಿತರೆ, ಗಾಜಿಯಾಬಾದ್ನ ಬಬಿತಾ ಶರ್ಮಾಜಿ ಇದಕ್ಕೆ ಒಂದು ಉತ್ತಮ ಉದಾಹರಣೆ. ಬಬಿತಾಜಿ ಪೂಜಾ ಸಾಮಗ್ರಿಗಳ ಒಂದು ಸಣ್ಣ ಅಂಗಡಿ ಇಟ್ಟುಕೊಂಡಿದ್ರು. ಹೂವು, ದೀಪ, ಧೂಪದ ಕಡ್ಡಿ, ತೆಂಗಿನಕಾಯಿ ಈ ತರಹದ ವಸ್ತುಗಳನ್ನು ಮಾರಿ ಅವರು ತಮ್ಮ ಕುಟುಂಬದ ಹೊಟ್ಟೆಪಾಡಿಗೆ ಆಸರೆಯಾಗಿದ್ದರು. ಪಟ್ಟ ಶ್ರಮ ಅಪಾರವಾಗಿತ್ತು, ಆದರೆ ವ್ಯಾಪಾರ ಬೆಳೆಸೋಕೆ ದುಡ್ಡಿನ ಅಗತ್ಯವಿತ್ತು. ಪಿಎಂ ಸ್ವನಿಧಿಯಿಂದ ಅವರಿಗೆ ಆರ್ಥಿಕ ನೆರವು ಸಿಕ್ತು. ಅವರು ತಮ್ಮ ಅಂಗಡಿಯಲ್ಲಿ ಸಾಮಗ್ರಿಗಳನ್ನು ಜಾಸ್ತಿ ಮಾಡಿದರು, ವ್ಯಾಪಾರವನ್ನು ವಿಸ್ತರಿಸಿದರು, ಗ್ರಾಹಕರು ಹೆಚ್ಚಾದರು, ಆದಾಯವೂ ಜಾಸ್ತಿಯಾಯಿತು. ನಿಧಾನವಾಗಿ ರಸ್ತೆ ಬದಿಯಲ್ಲಿದ್ದ ಅವರ ಸಣ್ಣ ಅಂಗಡಿ ಇವತ್ತು ಒಂದು ದೊಡ್ಡ ಅಂಗಡಿಯಾಗಿ ಬದಲಾಗಿದೆ. ಸ್ನೇಹಿತರೆ, ಬೆಂಗಳೂರಿನ ಟಿಎಸ್ ನಿಂಗಮ್ಮ ಅವರ ಉದಾಹರಣೆ ಕೂಡ ತುಂಬಾ ಸ್ಫೂರ್ತಿದಾಯಕವಾಗಿದೆ. ನಿಂಗಮ್ಮ ಮತ್ತು ಅವರ ಪತಿ ಜೊತೆಗೂಡಿ ಇಡ್ಲಿ, ದೋಸೆ ಮತ್ತು ಸಾಂಬಾರ್ ಮಾರೋ ಸಣ್ಣ ಕೆಲಸ ಶುರು ಮಾಡಿದರು. ವ್ಯಾಪಾರ ಚೆನ್ನಾಗಿಯೇ ನಡೀತಿತ್ತು, ಆದರೆ ಇದನ್ನು ಮತ್ತಷ್ಟು ಬೆಳೆಸೋಕೆ ದುಡ್ಡಿನ ಅಗತ್ಯವಿತ್ತು. ನಿಂಗಮ್ಮ ಅವರಿಗೂ ಪಿಎಂ ಸ್ವನಿಧಿಯಿಂದ ಬೆಂಬಲ ಸಿಕ್ತು. ಅವರು ತಮ್ಮ ತಳ್ಳುವ ಗಾಡಿಯನ್ನು ಇನ್ನಷ್ಟು ಚೆನ್ನಾಗಿ ಮಾಡಿದರು. ಸಾಮಗ್ರಿಗಳನ್ನು ಸಗಟು ದರದಲ್ಲಿ ಕೊಂಡುಕೊಳ್ಳೋಕೆ ಪ್ರಾರಂಭಿಸಿದರು. ತಿಂಡಿಗಳ ಪಟ್ಟಿಯಲ್ಲಿ ಹಲವು ಹೊಸ ಪದಾರ್ಥಗಳನ್ನು ಸೇರಿಸಿದರು. ಇದರಿಂದ ಗ್ರಾಹಕರು ಹೆಚ್ಚಾದರು, ಸಂಪಾದನೆ ಜಾಸ್ತಿಯಾಯಿತು, ಮತ್ತು ಕುಟುಂಬದ ಆರ್ಥಿಕ ಪರಿಸ್ಥಿತಿಯೂ ಸುಧಾರಿಸಿತು. ಇವತ್ತು ಅವರು ತಮ್ಮ 3 ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಿಸೋಕೆ ಶಕ್ತರಾಗಿದ್ದಾರೆ. ಸ್ನೇಹಿತರೆ, ಒಬ್ಬ ಮಹಿಳೆಯ ವ್ಯಾಪಾರ ಬೆಳೆದಾಗ ಅವಳ ಜೊತೆ ಇಡೀ ಕುಟುಂಬದ ಭವಿಷ್ಯವೂ ಅಭಿವೃದ್ಧಿ ಹೊಂದುತ್ತದೆ. ಮಕ್ಕಳು ಉತ್ತಮ ಶಿಕ್ಷಣ ಪಡೆಯುತ್ತಾರೆ, ಮನೆಯ ಅಗತ್ಯಗಳು ಪೂರೈಸಲ್ಪಡುತ್ತವೆ, ಮತ್ತು ಮಹಿಳೆಯ ಆತ್ಮವಿಶ್ವಾಸ ಇನ್ನಷ್ಟು ಹೆಚ್ಚಾಗುತ್ತೆ. ಇದೇ ಅಲ್ವಾ ಮಹಿಳಾ ಸಬಲೀಕರಣದ ಜೀವಂತ ಉದಾಹರಣೆ? ರಸ್ತೆ ಬದಿ ವ್ಯಾಪಾರ ಮಾಡೋ ನನ್ನೆಲ್ಲ ಸಹೋದರಿಯರಿಗೆ ಅವರ ಉಜ್ವಲ ಭವಿಷ್ಯಕ್ಕಾಗಿ ನಾನು ಶುಭ ಹಾರೈಸುತ್ತೇನೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಸ್ವಚ್ಛತೆಯಲ್ಲಿ ಒಂದು ದೊಡ್ಡ ವಿಶೇಷತೆ ಇದೆ. ಯಾವುದಾದರೂ ಒಂದು ಜಾಗವನ್ನು ಸ್ವಚ್ಛವಾಗಿಡೋ ಸಂಕಲ್ಪ
ಅಲ್ಲಿರೋ ಜನರ

ಸಂಕಲ್ಪವಾದಾಗ ಆ ಬದಲಾವಣೆ ಬರೀ ಶುಚಿತ್ವ ಮಾಡೋದಕ್ಕಷ್ಟೇ ಸೀಮಿತವಾಗಿ ಉಳಿಯಲ್ಲ, ಅದರಿಂದ ಆ ಜಾಗದ ಇಡೀ ಗುರುತೇ ಬದಲಾಗಿ ಬಿಡುತ್ತೆ. ದೇಶದ ಬೇರೆ ಬೇರೆ ಮೂಲೆಗಳಲ್ಲಿ ಸ್ವಚ್ಛತೆಗಾಗಿ ಮಾಡುತ್ತಿರುವ ಇಂತಹ ಪ್ರಯತ್ನಗಳು ನಮಗೆ ನಿರಂತರ ಪ್ರೇರಣೆ ನೀಡುತ್ತವೆ. ಉತ್ತರ ಪ್ರದೇಶದ ರಾಂಪುರದಲ್ಲಿ ಪಟವಾಯಿ ಅನ್ನೋ ಒಂದು ಹಳ್ಳಿ ಇದೆ. ಅಲ್ಲಿ ಆಕಾಶ್ ಮತ್ತು ರೋಹನ್ ಅನ್ನೋ ಇಬ್ಬರು ಗೆಳೆಯರು ತಮ್ಮ ಸುತ್ತಮುತ್ತಲಿನ ಜಾಗ ಕಸದಿಂದ ತುಂಬಿರೋದನ್ನು ನೋಡಿದರು. ಅಷ್ಟೇ, ಆಕಾಶ್ ಮತ್ತು ರೋಹನ್ ಕಸದ ಚೀಲ ಹಿಡಿದುಕೊಂಡು ಶುಚಿ ಮಾಡೋಕೆ ಹೊರಟೇ ಬಿಟ್ರು. ನಿಧಾನವಾಗಿ ಬೇರೆ ಯುವಕರು ಅವರ ಜೊತೆ ಸೇರಿಕೊಳ್ಳೋಕೆ ಶುರು ಮಾಡಿದರು. ಒಂದು ತಂಡ ಕೂಡ ಸಿದ್ಧವಾಯಿತು, ಅದರ ಹೆಸರು ಕ್ಲೀನಪ್ ಪಟವಾಯಿ. ಈ ಯುವಕರು ಇಲ್ಲಿಯವರೆಗೂ 4 ಗಂಗಾಘಾಟ್ಗಳನ್ನು ಸ್ವಚ್ಛ ಮಾಡಿದ್ದಾರೆ, 1 ಟನ್ಗೂ ಹೆಚ್ಚು ಪ್ಲಾಸ್ಟಿಕ್ ಕಸ ತೆಗೆದಿದ್ದಾರೆ. ಇವರು ಎಷ್ಟೋ ಕೆರೆಗಳನ್ನು ಮತ್ತು ಸಾರ್ವಜನಿಕ ಜಾಗಗಳನ್ನು ಸ್ವಚ್ಛ ಮಾಡಿದ್ದಾರೆ. ಸ್ನೇಹಿತರೆ, ಈ ಸಲದ ಶ್ರೀ ಅಮರನಾಥ ಯಾತ್ರೆಯಲ್ಲೂ ಸ್ವಚ್ಛತೆ ಮತ್ತು ಜನರ ಭಾಗವಹಿಸುವಿಕೆಯ ಇಂತಹದ್ದೇ ಒಂದು ಸ್ಫೂರ್ತಿದಾಯಕ ಚಿತ್ರಣ ನೋಡೋಕೆ ಸಿಕ್ತು. ಕಷ್ಟದ ಹಾದಿಗಳಲ್ಲಿ ಸಾವಿರಾರು ಸ್ವಚ್ಛತಾ ಸಿಬ್ಬಂದಿ ಹಗಲು ರಾತ್ರಿ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ರು. ಈ ವರ್ಷ ಯಾತ್ರೆಯ ಸಮಯದಲ್ಲಿ 400 ಮೆಟ್ರಿಕ್ ಟನ್ಗೂ ಹೆಚ್ಚು ಕಸವನ್ನು ಸಂಗ್ರಹಿಸಿ ಸಂಸ್ಕರಣೆ ಮಾಡಲಾಗಿದೆ. ನನಗೆ ಈ ಪ್ರಯತ್ನದಲ್ಲಿ ಒಂದು ವಿಷಯ ತುಂಬ ಇಷ್ಟ ಆಯಿತು. ಸ್ವಚ್ಛತೆಯ ಈ ಅಭಿಯಾನದಲ್ಲಿ ಭಕ್ತರೂ ಕೂಡ ಪಾಲುದಾರರಾದರು. 16,000ಕ್ಕೂ ಹೆಚ್ಚು ಯಾತ್ರಿಕರು ಸ್ವಚ್ಛತೆಯ ಸಂಕಲ್ಪ ಕೈಗೊಂಡರು. 10,000ಕ್ಕೂ ಹೆಚ್ಚು ಯಾತ್ರಿಕರಿಗೆ ಜವಾಬ್ದಾರಿಯುತ ಯಾತ್ರಿ ಪ್ರಮಾಣಪತ್ರ ಕೂಡ ನೀಡಲಾಯಿತು. ಇಲ್ಲಿ ಒಂದು ವಿಶಿಷ್ಟ ಪ್ರಯೋಗ ಕೂಡ ನಡೆಯಿತು. ಯಾತ್ರೆಯಲ್ಲಿ ಕುದುರೆ ಮತ್ತು ಕತ್ತೆಗಳ ಸೆಗಣಿಯನ್ನು ಜೈವಿಕ ಅನಿಲವಾಗಿ ಬದಲಾಯಿಸಿ ಆ ಶುದ್ಧ ಇಂಧನದಿಂದಲೇ ಸ್ವಚ್ಛ ಜ್ಯೋತಿ ಬೆಳಗಿಸಲಾಯಿತು. ಅಂದರೆ ಬಾಬಾ ಬರ್ಫಾನಿಯ ಈ ಪವಿತ್ರ ಯಾತ್ರೆಯಲ್ಲಿ ಸ್ವಚ್ಛತೆಯು ಸೇವೆ ಮತ್ತು ಭಕ್ತಿಯ ಒಂದು ರೂಪವಾಗಿ ಬದಲಾಯಿತು. ಸ್ನೇಹಿತರೆ, ನಮ್ಮ ಹಳ್ಳಿಗಳಿರಲಿ ಅಥವಾ ನಗರಗಳಿರಲಿ, ನಮ್ಮ ನದಿಗಳಿರಲಿ ಅಥವಾ ತೀರ್ಥಕ್ಷೇತ್ರಗಳಿರಲಿ, ಇವುಗಳ ಗುರುತು ನಮ್ಮ ನಡವಳಿಕೆಯಿಂದಲೂ ಸೃಷ್ಟಿಯಾಗುತ್ತೆ ಮತ್ತು ಸ್ವಚ್ಛತೆ ಅನ್ನೋದು ಈ ನಡವಳಿಕೆಯಲ್ಲಿ ಸೇರಿಕೊಂಡಾಗ ಆ ಜಾಗದ ಸೌಂದರ್ಯ ಇನ್ನಷ್ಟು ಹೆಚ್ಚಾಗುತ್ತೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಕೆಲವೊಮ್ಮೆ ನಮ್ಮ ಒಂದು ಸಣ್ಣ ಹವ್ಯಾಸ ಜೀವನದಲ್ಲಿ ಒಂದು ದೊಡ್ಡ ಅವಕಾಶದ ಹಾದಿಯನ್ನು ತೆರೆದು ಬಿಡುತ್ತೆ. ನಾಗಾಲ್ಯಾಂಡ್ನ ಫೆಕ್ ಜಿಲ್ಲೆಯ ವೇಸಾಲುಪುರೋ ಅವರ ಜೀವನ ಪಯಣವೂ ಹೀಗೆಯೇ ಆಗಿದೆ. ವೇಸಾಲು ರೈತ ಕುಟುಂಬದಲ್ಲಿ ಬೆಳೆದವರು. ಚಿಕ್ಕಂದಿನಲ್ಲಿ ತಮ್ಮ ಅಪ್ಪ ಅಮ್ಮ ಕೃಷಿ ಮಾಡೋದನ್ನು ನೋಡಿದ್ರು. ಅವರಿಗೆ ಸ್ವತಃ ಹೂಗಳೆಂದರೆ ಬಹಳ ಪ್ರೀತಿ. 2021ರಲ್ಲಿ ಅವರು ಇದೇ ಹವ್ಯಾಸದ ಜೊತೆ ಸಣ್ಣ ಮಟ್ಟದಲ್ಲಿ ಹೂ ಬೆಳೆಯೋಕೆ ಶುರು ಮಾಡಿದರು. ನಿಧಾನವಾಗಿ ಅವರಿಗೆ ಇದರಲ್ಲಿ ಒಂದು ದೊಡ್ಡ ಅವಕಾಶ ಕಾಣಿಸೋಕೆ ಶುರುವಾಯಿತು. ಮದುವೆ ಮುಂಜಿಯೇ ಇರಲಿ, ಬೇರೆ ಹಬ್ಬಗಳೇ ಇರಲಿ, ಹೂವುಗಳಿಗೆ ಬೇಡಿಕೆ ಇದ್ದೇ ಇರುತ್ತೆ ಅನ್ನೋದನ್ನು ಅವರು ಗಮನಿಸಿದರು. ವೇಸಾಲು ತಮ್ಮ ಈ ಹವ್ಯಾಸವನ್ನು ಮುಂದೆ ಕೊಂಡೊಯ್ಯೋಕೆ ನಿರ್ಧರಿಸಿದರು. ಈ ಪಯಣದಲ್ಲಿ ಅವರಿಗೆ ಸ್ಥಳೀಯ ಕೃಷಿ ವಿಜ್ಞಾನ ಕೇಂದ್ರದಿಂದ ಹೂವುಗಳ ವೈಜ್ಞಾನಿಕ ಬೇಸಾಯದ ತರಬೇತಿ ಸಿಕ್ತು. ಆಮೇಲೆ ಅವರು ಬರೀ 1/2 ಎಕರೆ ಜಮೀನಿನಲ್ಲಿ ಸಾವಿರಾರು ಗ್ಲಾಡಿಯೋಲಸ್ ಹೂವಿನ ಗಿಡಗಳನ್ನು ನೆಟ್ಟರು. ಮೊದಲ ಪ್ರಯತ್ನದಲ್ಲೇ 5,000ಕ್ಕೂ ಹೆಚ್ಚು ಹೂವುಗಳು ಅರಳಿದವು. ಸ್ನೇಹಿತರೆ, ಈ ಯಶಸ್ಸು ವೇಸಾಲು ಅವರಿಗೆ ಹೊಸ ಆರಂಭವಾಯಿತು. ಅವರು ಹೂವಿನ ಕೃಷಿಯನ್ನು ಇನ್ನೂ ಮುಂದಕ್ಕೆ ಕೊಂಡೊಯ್ದರು. ಯಾವ ಹೂವುಗಳು ಒಂದು ಕಾಲದಲ್ಲಿ ಬರೀ ಸ್ಥಳೀಯ ಮಾರುಕಟ್ಟೆಯಲ್ಲೇ ಉಳಿದು ಬಿಡ್ತಿದ್ವೋ, ಇವತ್ತು ಅವು ನಾಗಾಲ್ಯಾಂಡ್ನಿಂದ ಹೊರಟು ದೆಹಲಿ ಮತ್ತು ಮುಂಬೈ ತರಹದ ನಗರಗಳಿಗೆ ತಲುಪುತ್ತಿವೆ. ವೇಸಾಲುಪುರೋ ಅವರ ಈ ಪಯಣ ನಮಗೆ ಏನು ಹೇಳುತ್ತೆ ಅಂದರೆ, ಹವ್ಯಾಸಕ್ಕೆ ಕಠಿಣ ಪರಿಶ್ರಮ ಮತ್ತು ಸರಿಯಾದ ಮಾರ್ಗದರ್ಶನ ಸಿಕ್ಕಾಗ ಅದು ಹೊಸ ಹೊಸ ಅವಕಾಶಗಳ ಹಾದಿಯನ್ನೇ ತೆರೆಯಬಲ್ಲದು. ನನ್ನ ಪ್ರೀತಿಯ ದೇಶವಾಸಿಗಳೇ, ನಮ್ಮ ಸುತ್ತಮುತ್ತ ಇಂತಹ ಎಷ್ಟೋ ಜನರಿದ್ದಾರೆ. ಅವರು ಒಂದು ಸಣ್ಣ ಪ್ರಯತ್ನದಿಂದ ಕೆಲಸ ಶುರು ಮಾಡ್ತಾರೆ ಮತ್ತು ನೋಡ್ತಾ ನೋಡ್ತಾ ಇದ್ದಂತೆ ಅವರ ಆ ಪ್ರಯತ್ನವೇ ಎಷ್ಟೋ ಜನರ ಜೀವನದಲ್ಲಿ ದೊಡ್ಡ ಬದಲಾವಣೆಯ ಹಾದಿಯನ್ನೇ ನಿರ್ಮಿಸಿಬಿಡುತ್ತೆ. ಒಡಿಶಾದ ದೇವ್ರಿಗಢದಲ್ಲಿ ಧೋಡ್ರೋ ಕುಸುಮ್ ಅನ್ನೋ ಒಂದು ಹಳ್ಳಿ ಇದೆ. ಕೆಲವು ವರ್ಷಗಳ ಹಿಂದಿನವರೆಗೂ ಈ ಹಳ್ಳಿಯ ಮೈಥಿಲಿ ಭೂಯೆ ಅನ್ನೋವರು ಹತ್ರ ಹತ್ರ ಪ್ರತಿದಿನ ಕಾಡಿಗೆ ಹೋಗ್ತಿದ್ರು. ಕೆಲವೊಮ್ಮೆ ಸೌದೆ ತರೋಕೆ, ಕೆಲವೊಮ್ಮೆ ಮಹುವ ಹೂಗಳು ಮತ್ತು ಕೇಂದು ಎಲೆಗಳನ್ನು ಆರಿಸೋಕೆ, ಇನ್ನು ಕೆಲವೊಮ್ಮೆ ಬಿದಿರಿನ ಚಿಗುರು ಮತ್ತು ಕಾಡಿನ ಇತರ ಪದಾರ್ಥಗಳನ್ನು ತರೋಕೆ.
ಅವರ ಮತ್ತು ಅಲ್ಲಿದ್ದ ಎಷ್ಟೋ ಕುಟುಂಬಗಳ ಅಗತ್ಯಗಳು ಇದೇ ಕಾಡಿನಿಂದ ಪೂರೈಸಲ್ಪಡುತ್ತಿದ್ದವು.

ಆದರೆ ನಂತರ ಮೈಥಿಲಿಜಿ ದೇವ್ರಿಗಢದ ಪರಿಸರ ಪ್ರವಾಸೋದ್ಯಮದ ಜೊತೆ ಸೇರಿಕೊಂಡ್ರು. ಇಲ್ಲಿಂದ ಕಾಡಿನ ಜೊತೆಗಿದ್ದ ಅವರ ಸಂಬಂಧವೇ ಒಂದು ಹೊಸ ದಿಕ್ಕಿಗೆ ಬದಲಾಯಿತು. ಈಗ ಕಾಡನ್ನು ರಕ್ಷಿಸೋದೇ ಅವರ ಜೀವನೋಪಾಯಕ್ಕೆ ಒಂದು ದಾರಿಯಾಯಿತು. ಸ್ನೇಹಿತರೆ, ಮೈಥಿಲಿಜಿಯವರ ಜೀವನದಲ್ಲಿ ಬಂದ ಈ ಬದಲಾವಣೆ ಬೇರೆ ಮಹಿಳೆಯರಿಗೂ ದೊಡ್ಡ ಪ್ರೇರಣೆ ತಂದಿದೆ. ಇವತ್ತು 60ಕ್ಕೂ ಹೆಚ್ಚು ಮಹಿಳೆಯರು ಕಾಡಿನ ಸಂರಕ್ಷಣೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಕೆಲವರು ಕಾಡು ಪ್ರಾಣಿಗಳ ರಕ್ಷಣೆಯ ಜವಾಬ್ದಾರಿ ಹೊತ್ತುಕೊಂಡಿದ್ದಾರೆ, ಕೆಲವರು ಹುಲ್ಲುಗಾವಲುಗಳ ಅಭಿವೃದ್ಧಿಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾರೆ, ಇನ್ನು ಕೆಲವರು ಪರಿಸರ ಪ್ರವಾಸೋದ್ಯಮ ಚಟುವಟಿಕೆಗಳಲ್ಲಿ ತಮ್ಮ ಕೊಡುಗೆ ನೀಡುತ್ತಿದ್ದಾರೆ. ಸ್ನೇಹಿತರೆ, ಮೈಥಿಲಿಜಿ ಮತ್ತು ದೇವ್ರಿಗಢದ ಈ ಸಹೋದರಿಯರು ಪ್ರಕೃತಿಯನ್ನು ರಕ್ಷಿಸಲೂ ಬಹುದು, ಜೊತೆಗೆ ಜೀವನದಲ್ಲಿ ಸಮೃದ್ಧಿಯನ್ನೂ ತರಬಹುದು ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ. ಈ ಎಲ್ಲ ಸಹೋದರಿಯರ ಪ್ರಯತ್ನ ನಮ್ಮೆಲ್ಲರಿಗೂ ತುಂಬಾ ದೊಡ್ಡ ಪ್ರೇರಣೆಯಾಗಿದೆ. ಸ್ನೇಹಿತರೆ, ಇವತ್ತು ನಮ್ಮ ಹೆಣ್ಣು ಮಕ್ಕಳ ಕನಸಿನ ಹಾರಾಟ ನೆಲದಿಂದ ಹೊರಟು ಬಾಹ್ಯಾಕಾಶದವರೆಗೂ ತಲುಪ್ತಿದೆ ಮತ್ತು ಇಂತಹ ಕನಸು ಕಾಣೋ ಪ್ರಪಂಚದ ಸಾವಿರಾರು ಹೆಣ್ಣು ಮಕ್ಕಳನ್ನು ಭಾರತ ಒಂದೇ ವೇದಿಕೆಯಲ್ಲಿ ಜೋಡಿಸ್ತಿದೆ ಅನ್ನೋದನ್ನು ತಿಳಿದರೆ ನಿಮಗೆ ಖಂಡಿತ ಹೆಮ್ಮೆಯಾಗುತ್ತೆ. ಈ ಪ್ರಯತ್ನದ ಹೆಸರು ಮಿಷನ್ ಶಕ್ತಿ ಸ್ಯಾಟ್. ಇದರ ಮೂಲಕ 108 ದೇಶಗಳ 12,000 ವಿದ್ಯಾರ್ಥಿನಿಯರಿಗೆ ಉಪಗ್ರಹ ತಂತ್ರಜ್ಞಾನ ಕಲಿಯೋಕೆ ಮತ್ತು ನಾವೀನ್ಯತೆ ರಂಗದಲ್ಲಿ ಮುಂದೆ ಬರೋಕೆ ಅವಕಾಶ ಸಿಗ್ತಿದೆ. ಆಗಸ್ಟ್ 23ರಂದು ರಾಷ್ಟ್ರೀಯ ಬಾಹ್ಯಾಕಾಶ ದಿನದ ಸಂದರ್ಭದಲ್ಲಿ ಈ ಮಿಷನ್ನ ಒಂದು ಸುಂದರ ಚಿತ್ರಣ ಉತ್ತರ ಪ್ರದೇಶದ ಗ್ರೇಟರ್ ನೋಯ್ಡಾದಲ್ಲಿ ನೋಡೋಕೆ ಸಿಕ್ತು. ಗೌತಮ ಬುದ್ಧ ವಿಶ್ವವಿದ್ಯಾಲಯದಲ್ಲಿ ಮಿಷನ್ ಶಕ್ತಿ ಸ್ಯಾಟ್ನ 2ನೇ ಹಂತಕ್ಕೆ ಚಾಲನೆ ಸಿಕ್ತು. ಈ ಸಂದರ್ಭದಲ್ಲಿ ಪ್ರಪಂಚದ ಬೇರೆ ಬೇರೆ ದೇಶಗಳಿಂದ ಹಾಗೂ ಭಾರತದಿಂದಲೂ ಬಂದಿದ್ದ ಸುಮಾರು 100 ವಿದ್ಯಾರ್ಥಿನಿಯರು ಒಂದೇ ಕಡೆ ಒಟ್ಟುಗೂಡಿದರು. ಭಾರತದ ಮೂಲೆ ಮೂಲೆಗಳಿಂದ ಆಯ್ಕೆಯಾದ ವಿದ್ಯಾರ್ಥಿನಿಯರು ಇದರಲ್ಲಿ ಭಾಗವಹಿಸಿದರು. ಈ ಇಡೀ ಪ್ರಯತ್ನದ ಗುರಿ ಕೂಡ ತುಂಬಾ ವಿಶೇಷವಾಗಿದೆ. ಸಂಪೂರ್ಣವಾಗಿ ವಿದ್ಯಾರ್ಥಿನಿಯರೇ ಸೇರಿ ಸಿದ್ಧಪಡಿಸೋ ಒಂದು ಉಪಗ್ರಹವನ್ನು ಚಂದ್ರನ ಕಕ್ಷೆಗೆ ಕಳುಹಿಸಲು ಸಿದ್ಧತೆಗಳು ನಡೆಯುತ್ತಿವೆ. ಸ್ನೇಹಿತರೆ, ಮುಂಬರುವ ದಿನಗಳಲ್ಲಿ ಇವರಲ್ಲಿ ಎಷ್ಟೋ ವಿದ್ಯಾರ್ಥಿನಿಯರು ವಿಜ್ಞಾನ, ತಂತ್ರಜ್ಞಾನ ಮತ್ತು ನಾವೀನ್ಯತೆ ರಂಗದಲ್ಲಿ ತಮ್ಮದೇ ಆದ ಹೊಸ ಛಾಪನ್ನು ಮೂಡಿಸಲಿದ್ದಾರೆ ಎಂಬ ದೃಢ ನಂಬಿಕೆ ನನಗಿದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಇತ್ತೀಚೆಗೆ ಅವೊಕ್ಯಾಡೋ ಹಣ್ಣಿನ ಹವಾ ತುಂಬಾ ಜೋರಾಗಿದೆ. ಈ ಹಣ್ಣನ್ನು ಈ ಮುಂಚೆ ಯಾರೂ ಅಷ್ಟಾಗಿ ಬಲ್ಲವರೇ ಇರಲಿಲ್ಲ. ಇದರ ಮೌಲ್ಯ ಮತ್ತು ಬೇಡಿಕೆ ಎರಡೂ ಕಡಿಮೆ ಇತ್ತು. ಆದರೆ ಇವತ್ತು ಇದು ಊಟದ ಮೇಜಿನ ಮೇಲೆ ಹೆಚ್ಚಾಗಿ ಕಾಣಸಿಗುತ್ತಿದೆ. ಇವತ್ತು ಇದು ಆರೋಗ್ಯದ ಬಗ್ಗೆ ಕಾಳಜಿ ಉಳ್ಳವರಿಗೆ ಮತ್ತು ದುಬಾರಿ ಮಾರುಕಟ್ಟೆಗೆ ಮೊದಲ ಆಯ್ಕೆಯಾಗಿದೆ. ನಮ್ಮ ರೈತ ಸಹೋದರ ಸಹೋದರಿಯರಿಗೂ ಇದು ತುಂಬಾ ನೆರವಾಗುತ್ತಿದೆ. ಆಂಧ್ರಪ್ರದೇಶದ ಕಡಪಾದ ವರದರಾಜು ಅವರೇ ಇದಕ್ಕೆ ಉದಾಹರಣೆ. ಅವರು ಎಷ್ಟೋ ವರ್ಷಗಳಿಂದ ತಮ್ಮ ಹೊಲದಲ್ಲಿ ಟೊಮ್ಯಾಟೊ ಮತ್ತು ಬಾಳೆಹಣ್ಣು ಬೆಳೆಯುತ್ತಿದ್ದರು. ಒಂದು ದಿನ ಅವರು ತಮ್ಮ ಗೆಳೆಯರ ತೋಟದಲ್ಲಿ ಅವೊಕ್ಯಾಡೊ ಬೆಳೆದಿದ್ದನ್ನು ನೋಡಿದರು. ಅದಾದ ಮೇಲೆ ಯೂಟ್ಯೂಬ್ನಲ್ಲಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಕಲೆ ಹಾಕಿದರು. ಇಲ್ಲಿಯವರೆಗೆ ಸುಮಾರು 4 ಟನ್ ಅವೊಕ್ಯಾಡೊ ಬೆಳೆದಿದ್ದಾರೆ. ಇವತ್ತು ಅವರು ನೇರವಾಗಿ ಸ್ಥಳೀಯ ಅಂಗಡಿಗಳಿಗೆ ಪೂರೈಕೆ ಮಾಡುತ್ತಿದ್ದಾರೆ. ಹೊಸ ಬೆಳೆ, ವೈಜ್ಞಾನಿಕ ಸಲಹೆ ಮತ್ತು ನೇರ ಮಾರುಕಟ್ಟೆಯಿಂದಾಗಿ ಅವರ ಸಣ್ಣ ತೋಟದ ಆದಾಯವೇ ಸಂಪೂರ್ಣವಾಗಿ ಬದಲಾಗಿ ಹೋಗಿದೆ. ತಮಿಳುನಾಡಿನ ಕೊಡೈಕೆನಲ್ನ ರೈತ ಚಂದ್ರಶೇಖರನ್ ಜಿ 1/2 ಹೆಕ್ಟೇರ್ ಜಮೀನಿನಲ್ಲಿ ಅವೊಕ್ಯಾಡೊ ಬೆಳೆಯೋಕೆ ಶುರು ಮಾಡಿದರು. ಅವರಿಗೆ ಇದಕ್ಕೆ ಒಳ್ಳೆ ಬೆಲೆ ಸಿಗ್ತಿದೆ, ಆದಾಯನೂ ಜಾಸ್ತಿಯಾಗಿದೆ. ಇನ್ನು ಕರ್ನಾಟಕದ ಚಿಕ್ಕಮಗಳೂರಿನ ನಮ್ಮ ಕೆಲವು ರೈತ ಸಹೋದರ ಸಹೋದರಿಯರಂತೂ ಕಾಫಿ ತೋಟದ ಮಧ್ಯದಲ್ಲೇ ಅವೊಕ್ಯಾಡೊ ಗಿಡ ನೆಟ್ಟಿದ್ದಾರೆ. ಇದರಿಂದ ಅವರಿಗೆ ಕಾಫಿ ಮತ್ತು ಕಾಳು ಮೆಣಸಿನ ಜೊತೆಗೆ ಹೆಚ್ಚುವರಿ ಆದಾಯ ಸಿಗ್ತಿದೆ. ಸ್ನೇಹಿತರೆ, ನಾವು ನಗರಗಳ ಉಪಹಾರ ಗೃಹಗಳಲ್ಲಿ ಅವೊಕ್ಯಾಡೊ ಟೋಸ್ಟ್ ಬಗ್ಗೆ ಆಗಾಗ ಕೇಳ್ತಿರ್ತೀವಿ. ಆದರೆ ಇದೇ ಅವೊಕ್ಯಾಡೊ ಮೂಲಕ ನಮ್ಮ ನವೀನ ಆಲೋಚನೆಯ ರೈತರು ಸಂಪಾದನೆಯ ಹೊಸ ಮಾರ್ಗವನ್ನೇ ಕಂಡುಹಿಡಿದು ಬಿಟ್ಟಿದ್ದಾರೆ. ಅಂದರೆ ನಮ್ಮ ದೇಶದ ಅವೊಕ್ಯಾಡೊದಿಂದ ನಿಮ್ಮ ಟೇಸ್ಟ್ ರುಚಿಯೂ ಹೆಚ್ಚಾಯಿತು, ಇತ್ತ ರೈತರ ಆದಾಯನೂ ಜಾಸ್ತಿಯಾಯಿತು. ನನ್ನ ಪ್ರೀತಿಯ ದೇಶವಾಸಿಗಳೇ, ಇನ್ನು ಕೆಲವೇ ದಿನಗಳಲ್ಲಿ ಅಂದರೆ 3ರಂದು ನಾವು ಮಹಾನ್ ನಾಯಕ ಉತ್ತಮ್ ಕುಮಾರ್ ಅವರ ಜಯಂತಿಯ ಶತಮಾನೋತ್ಸವವನ್ನು ಆಚರಿಸಲಿದ್ದೇವೆ. ಸ್ನೇಹಿತರೆ, ಉತ್ತಮ್ ಕುಮಾರ್ ಜಿಯವರು ತಮ್ಮ ಅಭಿನಯದಿಂದ ಜನರ ಹೃದಯ

0: ದ ಒಬ್ಬ ವೈವಿಧ್ಯಮಯ ನಟರಾಗಿದ್ದರು. ಚಲನಚಿತ್ರ ಪ್ರೇಮಿಗಳ ನಂಬಿಕೆ ಏನೆಂದರೆ, ಶ್ರೀಮಾನ್ ಸತ್ಯಜಿತ್ ರೇ ಅವರು ತಮ್ಮ ನಾಯಕ್ ದ ಹೀರೋ ಸಿನಿಮಾದ ಇಡೀ ಕಥೆಯನ್ನು ಮಹಾನ್ ನಾಯಕ ಉತ್ತಮ್ ಕುಮಾರ್ ಜಿ ಅವರನ್ನು ಮನಸ್ಸಿನಲ್ಲಿಟ್ಟುಕೊಂಡೇ ಬರೆದಿದ್ದರು ಎಂದು. ಉತ್ತಮ್ ಕುಮಾರ್ ಅವರಲ್ಲಿ ಒಂದು ಘನತೆಯ ಜೊತೆಗೆ ಅದ್ಭುತವಾದ ಭಾವನಾತ್ಮಕ ಆಳ ಇತ್ತು ಎಂದು ಶ್ರೀಮಾನ್ ಸತ್ಯಜಿತ್ ರೇ ಅವರು ಹೇಳುತ್ತಿದ್ದರು. ತಮಗೆ ಸಿಕ್ಕ ಪಾತ್ರಕ್ಕೆ ಜೀವ ತುಂಬಲು ಅವರು ತುಂಬ ಶ್ರಮವಹಿಸಿ ಕೆಲಸ ಮಾಡುತ್ತಿದ್ದರು. ಉತ್ತಮ್ ಕುಮಾರ್ ಜಿ ತಮ್ಮ ಸಹಜ ಅಭಿನಯದ ಜೊತೆಗೆ ಪರೋಪಕಾರಿ ಕೆಲಸಗಳಿಗೂ ಹೆಸರಾಗಿದ್ದರು. ಅವರ ಜೀವನದಿಂದ ಎಂದಿಗೂ ಸೋಲೊಪ್ಪಿಕೊಳ್ಳಬಾರದು ಎನ್ನುವ ಇನ್ನೊಂದು ದೊಡ್ಡ ಪಾಠ ನಮಗೆ ಸಿಗುತ್ತದೆ. ಅವರ ಆರಂಭಿಕ ಸಿನಿಮಾಗಳು ಅಷ್ಟಾಗಿ ಜನಪ್ರಿಯವಾಗಲಿಲ್ಲ, ಆದರೆ ಅವರು ತಮ್ಮ ಕೆಲಸದ ಮೇಲೆ ಗಮನವನ್ನು ಕಳೆದುಕೊಳ್ಳಲಿಲ್ಲ. ಇದರ ಫಲವಾಗಿಯೇ ಅವರು ಇಷ್ಟೊಂದು ಎತ್ತರಕ್ಕೆ ಬೆಳೆಯಲು ಸಾಧ್ಯವಾಯಿತು. ಸ್ನೇಹಿತರೆ, ನನಗೆ ನೆನಪಿದೆ, ನಾನು ಕೋಲ್ಕತ್ತಾದಲ್ಲಿ ರೋಡ್ ಶೋ ಮಾಡುತ್ತಿದ್ದಾಗ ಉತ್ತಮ್ ಕುಮಾರ್ ಜಿಯವರ ಮನೆಯ ಮುಂಭಾಗದಿಂದ ಹಾದು ಹೋಗಿದ್ದೆ. ಅಲ್ಲಿ ಒಬ್ಬ ವ್ಯಕ್ತಿ ನನಗೆ ಅವರ ಒಂದು ಭಾವಚಿತ್ರವನ್ನು ಉಡುಗೊರೆಯಾಗಿ ನೀಡಿದ್ದರು. ನಾನು ಮತ್ತೊಮ್ಮೆ ಮಹಾನ್ ನಾಯಕ ಉತ್ತಮ್ ಕುಮಾರ್ ಜಿಯವರಿಗೆ ಶ್ರದ್ಧಾಂಜಲಿ ಸಲ್ಲಿಸುತ್ತೇನೆ. ಅವರು ಸದಾ ನಮ್ಮೆಲ್ಲರ ಹೃದಯಗಳಲ್ಲಿ ನೆಲೆಸಿರುತ್ತಾರೆ. ಮಹಾನ್ ನಾಯಕ ಉತ್ತಮ್ ಕುಮಾರ್ ಚಿರೋದಿನ್ ಮಾನುಷೆ ಹೃದಯೇ ರಾಜ್ ಕೋರ್ಬೇನ್. ಮಹಾನಾಯಕ ಉತ್ತಮ್ ಕುಮಾರ್ ಅವರು ಸದಾ ಜನರ ಹೃದಯದಲ್ಲಿ ರಾರಾಜಿಸುತ್ತಾರೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ನಮ್ಮ ಹಬ್ಬ ಹರಿದಿನಗಳು ನಮ್ಮ ಸಂಪ್ರದಾಯಗಳ ಜೊತೆಗೆ ನಾವೆಲ್ಲರೂ ಪರಸ್ಪರ ಒಂದಾಗಲು ಒಂದು ಒಳ್ಳೆ ಅವಕಾಶವನ್ನು ನೀಡುತ್ತವೆ. ಮುಂಬರುವ ದಿನಗಳಲ್ಲಿ ನಾವು ಇನ್ನೂ ಹಲವು ಪ್ರಮುಖ ಹಬ್ಬಗಳನ್ನು ಆಚರಿಸಲಿದ್ದೇವೆ. ಸೆಪ್ಟೆಂಬರ್ 4ರಂದು ಜನ್ಮಾಷ್ಟಮಿಯ ಪವಿತ್ರ ಹಬ್ಬವಿದೆ. ಸೆಪ್ಟೆಂಬರ್ನಲ್ಲೇ ನಾವು ವಿಶ್ವಕರ್ಮ ಪೂಜೆಯನ್ನು ಆಚರಿಸಲಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಸುತ್ತಮುತ್ತಲಿನ ಕಸುಬುದಾರರು, ಶಿಲ್ಪಿಗಳು ಮತ್ತು ವಿಶ್ವಕರ್ಮ ಮಿತ್ರರನ್ನು ಸನ್ಮಾನಿಸಬೇಕು. ಇನ್ನು ಕೆಲವು ತಿಂಗಳುಗಳಲ್ಲಿ ದೀಪಾವಳಿಯೂ ಬರಲಿದೆ. ಅದರ ತಯಾರಿಗಳು ಕೂಡ ನಿಧಾನವಾಗಿ ಶುರುವಾಗುತ್ತಿವೆ. ಹಬ್ಬಗಳ ಈ ಸಾಲಿನಲ್ಲಿ ನಾನು ಮತ್ತೊಮ್ಮೆ ನಿಮ್ಮಲ್ಲಿ ವೋಕಲ್ ಫಾರ್ ಲೋಕಲ್, ಸ್ಥಳೀಯ ಉತ್ಪನ್ನಗಳಿಗೆ ಆದ್ಯತೆ ನೀಡಿ ಎಂದು ವಿನಂತಿಸಿಕೊಳ್ಳುತ್ತೇನೆ. ಸ್ಥಳೀಯ ಉತ್ಪನ್ನಗಳಿಗೆ ಆದ್ಯತೆ ನೀಡುವುದು ಎಂದರೆ ಬರೀ ಮಣ್ಣಿನ ಹಣತೆಗಳನ್ನು ಕೊಳ್ಳುವುದು ಮಾತ್ರವಲ್ಲ, ಇದರ ಕಲ್ಪನೆ ತುಂಬಾ ದೊಡ್ಡದಿದೆ. ನಾವು ನಮ್ಮ ಮನೆಗಾಗಿ ಯಾವುದೇ ವಸ್ತುವನ್ನು ಕೊಂಡುಕೊಂಡರೂ ಅದು ಭಾರತದಲ್ಲೇ ತಯಾರಾಗಿದೆಯೇ ಎಂದು ಒಮ್ಮೆ ಖಂಡಿತ ಪರಿಶೀಲಿಸಿ. ಭಾರತ ಸ್ವಾವಲಂಬಿಯಾಗುವ ಹಾದಿ ಭಾರತದಲ್ಲೇ ತಯಾರಾದ ವಸ್ತುಗಳ ಮೇಲೆ ನಾವು ಹೆಮ್ಮೆ ಪಡುವುದರಿಂದ ಮಾತ್ರ ಸಾಧ್ಯ. ಈ ಸಂದೇಶವನ್ನು ಆದಷ್ಟು ಹೆಚ್ಚು ಜನರಿಗೆ ತಲುಪಿಸುವುದು ಕೂಡ ನಮ್ಮ ಜವಾಬ್ದಾರಿಯಾಗಿದೆ. ನಮ್ಮ ಸೃಜನಶೀಲ ಜಗತ್ತಿನ ಮಿತ್ರರು, ಸಾಮಾಜಿಕ ಮಾಧ್ಯಮ ಪ್ರಭಾವಿಗಳು ಮತ್ತು ಗಣ್ಯರಿಗೆ ಇದರಲ್ಲಿ ತುಂಬ ದೊಡ್ಡ ಪಾತ್ರವಿದೆ. ನೀವು ಸ್ವತಃ ಸ್ಥಳೀಯ ಉತ್ಪನ್ನಗಳನ್ನು ಅಳವಡಿಸಿಕೊಳ್ಳಿ, ಬೇರೆಯವರಿಗೂ ಇದಕ್ಕಾಗಿ ಪ್ರೇರೇಪಿಸಿ ಎಂದು ನಾನು ವಿನಂತಿಸಿಕೊಳ್ಳುತ್ತೇನೆ. ಸ್ನೇಹಿತರೆ, ನಿಮ್ಮ ಸುತ್ತಮುತ್ತಲೂ ಇಂತಹ ಎಷ್ಟೋ ಜನರು ಇರಬಹುದು. ಅವರು ತಮ್ಮ ಸಣ್ಣ ಸಣ್ಣ ಪ್ರಯತ್ನಗಳಿಂದ ಸಮಾಜದಲ್ಲಿ ದೊಡ್ಡ ದೊಡ್ಡ ಬದಲಾವಣೆ ತರುತ್ತಿದ್ದಾರೆ. ಅವರ ಬಗ್ಗೆ ಮನ್ ಕಿ ಬಾತ್ಗಾಗಿ ಖಂಡಿತ ಬರೆದು ಕಳುಹಿಸಿ. ನೀವು ಹಂಚಿಕೊಳ್ಳುವ ಅನುಭವ ದೇಶದ ಯಾವುದೋ ಒಂದು ಮೂಲೆಯಲ್ಲಿ ಇನ್ನಾರಿಗೂ ಹೊಸ ಪ್ರೇರಣೆಯಾಗಬಹುದು. ನಿಮ್ಮ ಸಲಹೆಗಳು ಮತ್ತು ಅನುಭವಗಳಿಗಾಗಿ ನಾನು ಎದುರು ನೋಡುತ್ತಿರುತ್ತೇನೆ. ಅನಂತಾನಂತ ಧನ್ಯವಾದಗಳು. ನಮಸ್ಕಾರ.
1: ಇದುವರೆಗೆ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನ್ ಕಿ ಬಾತ್, ಇದರ ಕನ್ನಡ ಅವತರಣಿಕೆ ಮನದ ಮಾತು ಕೇಳುತ್ತಿದ್ದೀರಿ. ಕನ್ನಡಕ್ಕೆ ಅನುವಾದಿಸಿದವರು ಕೆ ಸತ್ಯಪ್ರಸಾದ್ ಮತ್ತು ರಾಧಾಪ್ರಸಾದ್, ಓದಿದವರು ಬಿಎಸ್ ಸುಬ್ರಹ್ಮಣ್ಯ, ನಿರ್ಮಾಣ ತಿಮ್ಮಪ್ಪ ಗೌಡ ಹಾಗೂ ಆಶಾ, ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ. ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಆಕಾಶವಾಣಿ ಕೇಂದ್ರಗಳಿಂದ ಏಕಕಾಲದಲ್ಲಿ ಪ್ರಸಾರವಾಯಿತು. ಶ್ರೋತೃಗಳೇ ಗಮನಿಸಿ, ಮನ್ ಕಿ ಬಾತ್ನ ಕನ್ನಡ ಅವತರಣಿಕೆ ಮನದ ಮಾತು ಈ ರಾತ್ರಿ 8 ಗಂಟೆಗೆ ರಾಜ್ಯದ ಎಲ್ಲಾ ಆಕಾಶವಾಣಿ ಕೇಂದ್ರಗಳಿಂದ ಮರು ಪ್ರಸಾರವಾಗಲಿದೆ.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ವನಿತಾ ವಿಹಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ

0: ಕೃಷ್ಣಂ ಒಂದೇ ಜಗದ್ಗುರುಂ. ಕೃಷ್ಣ ಜನ್ಮಾಷ್ಟಮಿಯ ಹಿನ್ನೆಲೆಯಲ್ಲಿ ಶ್ರೀಕೃಷ್ಣ ಗಾನ ನಿಲಯದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳುವಿರಿ.
1: ಎಲ್ಲರಿಗೂ ನಮಸ್ಕಾರಗಳು. ಇನ್ನೇನು, ಶ್ರೀಕೃಷ್ಣ ಜನ್ಮಾಷ್ಟಮಿ ಬರ್ತಾ ಇದೆ. ವಿಶ್ವದಲ್ಲೆಲ್ಲ ಹಬ್ಬ ಸಂಭ್ರಮ, ಸರ್ವಂ ಕೃಷ್ಣಮಯಂ. ಇವತ್ತು ನಮ್ಮ ಸಂಗೀತ ಶಾಲೆ ಶ್ರೀಕೃಷ್ಣ ಗಾನ ನಿಲಯದ ವಿದ್ಯಾರ್ಥಿ ವೃಂದದಿಂದ ಕೃಷ್ಣಂ ಒಂದೇ ಜಗದ್ಗುರುಂ ಎಂಬ ಸಂಗೀತ ರೂಪಕವನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ನಾನು ರಾಜಲಕ್ಷ್ಮಿ ದಿಲೀಪ್ ಹಾಗೂ ನನ್ನ ಜೊತೆಗೆ
2: ನಾನು ರಕ್ಷಿತಾ ರಾಜೀವ್,
1: ಇಬ್ಬರೂ ಕೂಡ ನಿರೂಪಣೆಯನ್ನು ಮಾಡುತ್ತಿದ್ದೇವೆ.
2: ಈ ಸಂಗೀತ ರೂಪಕವನ್ನು ನಮ್ಮ ಗುರುಗಳಾದ ವಿದುಷಿ ಅರ್ಚನಾ ಬೋಜ್ ಅವರು ನಿರ್ದೇಶಿಸಿದ್ದಾರೆ. ಹಾಡುಗಾರಿಕೆಯಲ್ಲಿ ಶ್ರೀಮತಿಯರಾದ ರೋಹಿಣಿ, ಪ್ರಸೀದ, ಶ್ರೀವಾಣಿ, ಶ್ರುತಿ ಹಾಗೂ ವಿದ್ಯಾ. ತಬಲದಲ್ಲಿ ವಿದ್ವಾನ್ ಸಂದೀಪ್ ಹಾಗೂ ಫ್ಲೂಟ್ನಲ್ಲಿ ಮಾಸ್ಟರ್ ಪ್ರದ್ಯುಮ್ನ. ಬನ್ನಿ, ಕೃಷ್ಣನ ಮಹಿಮೆಗಳನ್ನು ಆಲಿಸೋಣ.
1: ಒಂದು ಸರ್ತಿ ಭೂದೇವಿ ಅಳ್ತಾ ನಾರಾಯಣನ ಹತ್ತಿರ ಹೋಗಿ ಹೇಳಿದ್ಲು, ಮಹಾಪ್ರಭು, ಈ ಭೂಲೋಕದಲ್ಲಿ ಕಂಸ ಮತ್ತು ಇತರೆ ರಾಕ್ಷಸ ಪ್ರವೃತ್ತಿಯ ಜನರು ಹೆಚ್ಚಾಗಿ ಪ್ರಜೆಗಳು ಋಷಿಗಳನ್ನ ಹಿಂಸೆ ಪಡಿಸ್ತಾ ಇದ್ದಾರೆ. ನಂಗೆ ಇಂತಹವರಿಂದ ಬಹಳ ಭಾರ ಆಗ್ತಾ ಇದೆ, ಪರಿಹರಿಸು ತಂದೆ ಅಂದಾಗ ನಾರಾಯಣ ಹೇಳ್ದ, ಭೂಮಾತೆ, ನೀನು ಯೋಚನೆ ಮಾಡಬೇಡ, ನಾನು ಅವತಾರ ಮಾಡಿ ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸುತ್ತೇನೆ ಎಂದು ಅಭಯ ಕೊಟ್ಟಾಗ ಭೂತಾಯಿ ಸಮಾಧಾನವಾಗಿ ಹಿಂತಿರುಗಿದಳು. ಆಗ ಪರಮಾತ್ಮನ ಅವತಾರ ಆಯಿತು.
2: ಕೃಷ್ಣ ಹುಟ್ಟಿದಾಗಿಂದಲೇ ಅವನ ಮಹಿಮೆಯನ್ನು ಪ್ರಾರಂಭಿಸಿದ. ಎಳೆ ಕೂಸಾಗಿರುವಾಗಲೇ ತಂದೆ ತಾಯಿಗೆ ತನ್ನ ಚತುರ್ಭುಜ ಅವತಾರ ತೋರಿಸಿದ. ಬೆಳೆದಲ್ಲೇ ಕೃಷ್ಣನನ್ನು ಕೊಲ್ಲೋಕೆ ಅಂತ ಕಂಸ ಕಳಿಸಿದ ರಾಕ್ಷಸರನ್ನೆಲ್ಲ ಕೊಂದು ಬಿಟ್ಟು ಬೆಣ್ಣೆ ಕದಿಯೋದು, ಗೋಪಿಯರನ್ನು ಗೋಳಾಡುವುದು, ಹೀಗೆ ಹತ್ತು ಹಲವು ಬಾಲ್ಯ ಚೇಷ್ಟೆ ಮಾಡಿತು. ಆದರೆ ಅದು ಕೂಡ ನಯನ ಮನೋಹರ. ಬಾಲಕೃಷ್ಣನ ಆಟದ ಮಹಿಮೆಗಳ ಬಗ್ಗೆ ಶ್ರೀ ಮುತ್ತುಸ್ವಾಮಿ ದೀಕ್ಷಿತರು ತಮ್ಮ ಕೃತಿಯಲ್ಲಿ ಕೊಂಡಾಡಿದ್ದಾರೆ. ಕೇಳೋಣ ಬಾಲಕೃಷ್ಣಂ ಭಾವಯಾಮಿ, ಗೋಪಿಕಾ ವಸಂತ ರಾಗ ಹಾಗೂ ಆದಿತಾಳದಲ್ಲಿ ರಚಿತವಾಗಿದೆ.

0: ಬಾಲಕೃಷ್ಣನ ಆಟ ಎಲ್ಲ ಕೇಳಾಯ್ತು. ಕೃಷ್ಣನ ಕೊಳಲು ಅಷ್ಟೇ ಚಂದ, ಇಂಪು, ಪೆಂಪು. ಕೃಷ್ಣನ ಕೊಳಲಿನಲ್ಲಿ ಮಧುರವಾದ ಇಂಪು ಎಲ್ಲರ ಮನಸ್ಸನ್ನು ಸೆಳಿತಾ ಇತ್ತು ಅಂತ ಹೇಳ್ತಾರಲ್ವಾ.
1: ಹಾಗಾಗಿಯೇ ಗೋಪಿಯರೆಲ್ಲ ಗಂಡ, ಮನೆ, ಮಕ್ಕಳು, ಮಾಡ್ತಾ ಇದ್ದ ಕೆಲಸ ಎಲ್ಲ ಬಿಟ್ಟು ಯಮುನಾ ತಟಕ್ಕೆ ಓಡಿ ಹೋಗ್ತಿದ್ರು. ಕೃಷ್ಣನ ಅಬ್ಧಮೋಹಕ ರೂಪ ಮಾತ್ರ ಅಲ್ಲ, ಕೊಳಲಗಾನ ನುಡಿಸಾಣಿಕೆಯೆಲ್ಲ ಆಕರ್ಷಕ ಸೆಳೆತ ಮತ್ತು ಭಕ್ತಿ ಲೇಪನ ಇತ್ತು.
0: ಅಸಂಖ್ಯಾತ ದಾಸರು ಮತ್ತು ಭಕ್ತಿ ಪಂಥದವರು ಕೃಷ್ಣನ ಬಗ್ಗೆ, ಅವನ ಆಟಪಾಠಗಳ ಬಗ್ಗೆ ಲೆಕ್ಕವಿಲ್ಲದಷ್ಟು ಕೀರ್ತನೆಗಳನ್ನ ರಚಿಸಿದ್ದಾರೆ. ಕೃಷ್ಣನ ಕೊಳಲಗಾನದ ಬಗ್ಗೆ ಮಹಿಳಾ ಹರಿದಾಸರಲ್ಲಿ ಒಬ್ಬರಾದ ಅಮಾಬಾಯಿಯವರ ರಚನೆಯನ್ನು ಕೇಳೋಣವೇ. ಕೊಳಲ ನೋದುವ ಶ್ರೀಕೃಷ್ಣ, ರಾಗ ಕಾಮಾಜ್, ಆದಿತಾಳದಲ್ಲಿ.

0: ಕೊಳಲು ಕೃಷ್ಣನ ವರ್ಣನೆ ಕೇಳಿ ಮೈ ಮನಸ್ಸು ತುಂಬಿ ಬರುತ್ತೆ. ಗೋಪಿಕೆಯರಲ್ಲಿ ರಾಧೆಯು ಕೃಷ್ಣನನ್ನು ಹೆಚ್ಚು ಭಕ್ತಿ ಪ್ರೀತಿಯಿಂದ ನೋಡ್ತಿದ್ಲು. ಯಮುನಾ ತಟದಲ್ಲಿ ರಾಧೇಶ್ಯಾಮರ ಮಿಲನ ಆಗಸದಿಂದ ಬೆಳದಿಂಗಳು ಭೂಮಿಗಿಳಿದು ಕಂಪನ ಬೀರುವ ಹೂವಿನ ದಳಗಳಂತೆ ಅವರ ಸುತ್ತಲೂ ಅರಳುತ್ತಾ ಪ್ರಭಾವ ಅಲೆಯಲೆಯಾಗಿದೆ.
1: ಈ ದೃಶ್ಯವನ್ನು ನೋಡಿ ಅತಿ ಆನಂದಿನಿಂದ ಈ ರೀತಿಯಾಗಿ ಹಾಡುತ್ತಾರೆ. ಕೇಳಿ ಶ್ರೀ ಪೂತಿ ನರಸಿಂಹಾಚಾರ್ಯ ಅವರು ರಚಿಸಿರುವ ಅಕೋಶ್ಯಾಮ ಅವಳೇ ರಾಧೆ ಪೂರ್ವಿ ಕಲ್ಯಾಣಿ ರಾಗದಲ್ಲಿ ರೂಪಕ ತಾಳದಲ್ಲಿ ರಚಿತವಾಗಿದೆ.

0: ಶ್ರೀಕೃಷ್ಣನ ಮಹಿಮೆಯನ್ನು ಎಷ್ಟು ಹಾಡಿದರೂ ಸಾಲದು. ಮತ್ಸ್ಯ, ಕೂರ್ಮ ಇತ್ಯಾದಿ ದಶವಿಧ ರೂಪಗಳಲ್ಲಿ ಅವತರಿಸಿ ಎಲ್ಲ ದೇವಾನುದೇವತೆಗಳಿಂದ ಮುನಿಗಳಿಂದ ನಮಸ್ಕರಿಸಲ್ಪಡುವ ಶ್ರೀಕೃಷ್ಣನೊಬ್ಬನೇ ಜಗದ್ಗುರು, ಅವನೇ ಕೃಪಾಮಯಿ, ಕರುಣಾಮಯಿ, ಹಿತೈಷಿ, ಜಗದೊಡೆಯ.
1: ಅವನೊಬ್ಬನೇ ಜಗನ್ಮೋಹನ ಕೃಷ್ಣ. ನಮ್ಮೆಲ್ಲರ ಇಷ್ಟ ಕಾಮನೆಗಳನ್ನು ಈಡೇರಿಸಿಕೊಳ್ಳಲು ಈ ಹಾಡಿನ ಮೂಲಕ ಕೇಳೋಣ್ವ. ಶ್ರೀ ನಾರಾಯಣ ತೀರ್ಥರ ತರಂಗ ಪೂರೆಯ ಮಮ ಕಾಮಂ ಗೋಪಾಲ, ರಾಗಾಬಿಲಹರಿ ಹಾಗೂ ಆದಿತಾಳದಲ್ಲಿ ರಚಿತವಾಗಿದೆ.

0: ಜಗವನ್ನು ಪಾಲಿಸುವನೇ ಕೃಷ್ಣ, ಕೃಷ್ಣಾಯ ತುಭ್ಯಂ ನಮಃ, ಕೃಷ್ಣಂ ವಂದೇ ಜಗದ್ಗುರು.
1: ಇದುವರೆಗೂ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕೃಷ್ಣಂ ವಂದೇ ಜಗದ್ಗುರುಂ ಕೃಷ್ಣ ಜನ್ಮಾಷ್ಟಮಿಯ ಹಿನ್ನೆಲೆಯಲ್ಲಿ ಶ್ರೀಕೃಷ್ಣ ಗಾನ ನಿಲಯದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದ್ದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ವನಿತಾ ವಿಹಾರ ಕೇಳಿದಿರಿ. ಆಕಾಶವಾಣಿ.
2: ಹಲೋ
3: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
2: ಮತ್ತೆ?
3: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ, ಬೇರೆ ಕೋಣೆಗೆ ಹೋಗಿ ಒಬ್ರೆ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
2: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
4: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
3: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್ 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
2: ಸರ್, 2 ಲಕ್ಷ
5: ಏನಾಯ್ತಪ್ಪ?
2: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ಸ್ ಸಿಕ್ಕಿದೆಯಂತೆ.
3: ಅರೆ,
2: ಕಟ್ ಮಾಡಿದ್ರು.
5: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ, ಇದೆಲ್ಲ ಫ್ರಾಡ್.
2: ಫ್ರಾಡ್?
5: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
2: ಹಣ ಕಳ್ಕೊಳ್ತೀರಾ.
6: RBI ಹೇಳುತ್ತೆ,
7: ಜಾಣರಾಗಿರಿ, ಜಾಗರೂಕರಾಗಿರಿ.
8: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಶ್ರೇಯಾ, ಏ ಶ್ರೇಯಾ, ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತೋ. ಎಷ್ಟ್ ಸಲ ಕರಿತೀಯಾ? ಬರ್ತೀನಿರೋ, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದ್ದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮು, ವಾಟ್ಸಪ್ಪು ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟು ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ಆಹಾ, ನಮ್ ದೇವ್ರ ಸತ್ಯ ನನಗ್ ಗೊತ್ತಿಲ್ವಾ? ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ಯಾ ನೀನು?
3: ಬಿಡು ಬಿಡು ಬಿಡು, ಕದ್ದು ಕದ್ದು ನೋಡೋದನ್ನ.
4: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.
5: ಯಾರು?
6: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ. ಒಳ್ಳೆ ಸಮಯಕ್ಕೆ ಬಂದ್ರಿ, ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
5: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗಾಗಿದೆ.
6: ಏನಾಯ್ತೆ ಸವಿ?
4: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
5: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೆ?
4: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
6: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
7: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
8: ಹನಿ ಹನಿ ಗೂಡ್ರೆ ಹಳ್ಳ, ತೆನೆ ತೆನೆ ಗೂಡ್ರೆ ಬಳ್ಳ.
9: ಬಳಸುವ ನೀರು ಮಿತವಾಗಿರಲಿ, ಬೆಳೆಸುವ ಗಿಡಗಳು ಅಮಿತವಾಗಿರಲಿ. ಹನಿ ಹನಿ ನೀರನ್ನು ಉಳಿಸೋಣ, ಬರದ ದವಡೆಯಿಂದ ಭೂಮಿಯನ್ನು ಬಿಡಿಸೋಣ.
4: ನೀರನ್ನು ಉಳಿಸಿದರೆ ಅದು ನಮ್ಮನ್ನು ಉಳಿಸುತ್ತದೆ.
10: ನೀರನ್ನು ಮಿತವಾಗಿ ಬಳಸುವುದು ಕೇವಲ ಉಳಿತಾಯವಲ್ಲ, ಅದು ಭೂಮಿಗೆ ನಾವು ನೀಡುವ ಉಡುಗೊರೆ. ನೀರು ವ್ಯರ್ಥವಾಗುವುದನ್ನು ತಡೆಯುವುದು ಅತಿ ದೊಡ್ಡ ದೇಶ ಸೇವೆ.
11: ದೊಡ್ಡವರು ಹೇಳೋ ಮಾತೆಲ್ಲ ಸುಳ್ಳಲ್ಲ ಕಣ್ಣ.
12: ಬೆಟ್ಟ ಗುಡ್ಡ,
13: ಕೆರೆ ಕುಂಟೆ,
12: ಗಿಡ ಮರಗಳಿಲ್ಲದ ಊರು
13: ಮರುಭೂಮಿ ಇದ್ದಂತೆ.
12: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
13: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
12: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
13: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
12: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ,
13: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಕಂಡುಬರುವ ಹೊಟ್ಟೆ ನೋವು ಈ ಕುರಿತು ಡಾಕ್ಟರ್ ಪ್ರಸಾದ್ ಬಿಎಸ್ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸುವ ಸಂದರ್ಶನ ಕೇಳೋಣ.
2: ಕೇಳುಗರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಪ್ರಸಾದ್ ಬಿಎಸ್, ಕನ್ಸಲ್ಟೆಂಟ್ ಪೀಡಿಯಾಟ್ರಿಕ್ ಗ್ಯಾಸ್ಟ್ರಾಂಟಾಲಜಿಸ್ಟ್, ಎಜೆ ಆಸ್ಪತ್ರೆ, ಮಂಗಳೂರು. ಡಾಕ್ಟ್ರೆ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ ವೀಕ್ಷಕರಿಗೆ.
2: ಕೇಳುಗರೆ, ಇವತ್ತಿನ ವಿಷಯ ಇರುವಂತಹದ್ದು ಮಕ್ಕಳಲ್ಲಿ ಕಂಡು ಬರುವಂತಹ ಹೊಟ್ಟೆ ನೋವು. ಆದರೆ ಈ ಹೊಟ್ಟೆ ನೋವು ಅನ್ನುವಂಥದ್ದನ್ನು ಅಷ್ಟು ಸುಲಭವಾಗಿ ಕಡೆಗಣಿಸುವ ಹಾಗೂ ಇಲ್ಲ, ಅದು ಯಾವುದಾದ್ರೂ ಗಂಭೀರ ಸಮಸ್ಯೆಯ ಲಕ್ಷಣ ಕೂಡ ಆಗಿರಬಹುದು. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪ್ರಸಾದ್ ಬಿಎಸ್ ಅವರು ನಮಗೆ ಈ ಮಕ್ಕಳಲ್ಲಿ ಕಂಡು ಬರುವ ಹೊಟ್ಟೆ ನೋವಿನ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಡಾಕ್ಟರ್, ಈಗ ಮಕ್ಕಳಲ್ಲಿ ಹೊಟ್ಟೆ ನೋವು ಸಾಮಾನ್ಯವಾಗಿ ಯಾವೆಲ್ಲ ಕಾರಣಗಳಿಂದ ಉಂಟಾಗುತ್ತೆ?
3: ಮಕ್ಕಳಲ್ಲಿ ಹೊಟ್ಟೆ ನೋವು ಒಂದು ಸಾಮಾನ್ಯವಾಗಿ ಕಂಡುಬರುವಂತಹ ಒಂದು ಸಮಸ್ಯೆ. ಈಗ ಏನಂತ ಹೇಳಿದರೆ, ನಾವು ಸ್ಟ್ಯಾಟಿಸ್ಟಿಕ್ಸ್ ಅಂತೇಳಿ ನೋಡಿದರೆ ಮಕ್ಕಳಲ್ಲಿ ಸಾಮಾನ್ಯವಾಗಿ ಈಗ ಕ್ಲಿನಿಕ್ಕಿಗೆ ಬಂದು ಕನ್ಸಲ್ಟೇಷನ್ ಸಮಾಲೋಚನೆ ಮಾಡೋದ್ರಲ್ಲಿ ಆಲ್ಮೋಸ್ಟ್ 20% ಮಕ್ಕಳು ಹೊಟ್ಟೆ ನೋವು ಸಮಸ್ಯೆಯಿಂದ ಬರ್ತಾರೆ. ಈಗ ಇವನ್ ಎಮರ್ಜೆನ್ಸಿ ಅಂತ ಹೇಳ್ತೇವೆ, ಅಂದರೆ ಆಸ್ಪತ್ರೆಗಳಲ್ಲಿ ಈಗ ಏನಾದರೂ ಅರ್ಜೆನ್ಸಿ ಎಮರ್ಜೆನ್ಸಿಗೆ ಬಂದರೂ 5-10% ಮಕ್ಕಳು ತೀವ್ರವಾದ ಹೊಟ್ಟೆ ನೋವು ಸಮಸ್ಯೆಯಿಂದ ಬರುವಂಥವರು ಇದ್ದಾರೆ. ಸೊ ಅನೇಕ ಕಾರಣಗಳು ಇರಬಹುದು. ಈಗ ಅದನ್ನು ನಾವು ಈಗ ಡಿವೈಡ್ ಮಾಡಿ ನೋಡಿದರೆ, ಒಂದು ಅಂತ ಹೇಳಿದ್ರೆ ಅಕ್ಯೂಟ್ ಅಬ್ಡೋಮಿನಲ್ ಪೇನ್ ಅಂತ ಹೇಳ್ತೇವೆ, ಅಂದರೆ ಇದು ಕೆಲವು ಗಂಟೆಗಳಿಂದ

ಕೆಲವು ದಿನಗಳ ಹೊಟ್ಟೆ ನೋವಿನ ಸಮಸ್ಯೆ ಬರುವಂಥದ್ದು ಇದ್ದರೆ ಅದರಲ್ಲಿ ಒಂದು ಬರ್ತದೆ ಸರ್ಜಿಕಲ್ ಕಾಸಸ್, ಅಂದರೆ ತೀವ್ರವಾದ ಹೊಟ್ಟೆ ನೋವು ಬಂದರೆ. ಆಯಿತಾ, ಈಗ ಏನಾದರೂ ಸರ್ಜರಿ ಬೇಕಾಗುವಂಥ ಸಮಸ್ಯೆಗಳು ಇರುವ ಚಾನ್ಸಸ್ ಇರ್ತದೆ. ಸೊ ಅದರಲ್ಲಿ ಒಂದು ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಂಡುಬರುವ ಸಮಸ್ಯೆ ಅಂದರೆ ಅಕ್ಯೂಟ್ ಅಪೆಂಡಿಸೈಟಿಸ್ ಅಂತೇಳಿ ಹೇಳ್ತೇವೆ. ಅಂದರೆ ಹೊಟ್ಟೆ ಒಳಗಡೆ ಅಪೆಂಡಿಕ್ಸ್ ಅಂತೇಳಿ ಹೇಳುವ ಒಂದು ಅಂಗಾಂಗದ ಇನ್ಫೆಕ್ಷನ್ ಆಗೋದ್ರಿಂದಾಗಿ ತೀವ್ರವಾದ ಹೊಟ್ಟೆ ನೋವು ಬರುವಂಥದ್ದು. ಹಾಗೆ ಅಕ್ಯೂಟ್ ಪ್ಯಾಂಕ್ರೆಟೈಟಿಸ್ ಅಂತ ಹೇಳ್ತೀವಿ, ಪ್ಯಾಂಕ್ರಿಯಸ್ ಗ್ರಂಥಿಯ ಇನ್ಫೆಕ್ಷನ್, ಅಥವಾ ಕಿಡ್ನಿಯಲ್ಲಿ ಕಲ್ಲಾಗುವಂಥದ್ದು, ಅಥವಾ ಗಾಲ್ ಬ್ಲಾಡರ್ ಪಿತ್ತಕೋಶದಲ್ಲಿ ಕಲ್ಲಾಗುವಂಥದ್ದು. ಸೊ ಇದೆಲ್ಲ ಸಮಸ್ಯೆಗೆ ಕೆಲವೊಮ್ಮೆ ಸರ್ಜರಿ ಅಥವಾ ಈ ರೀತಿಯ ಸಮಸ್ಯೆಗಳು ಬರಬಹುದು. ಇಲ್ಲದಿದ್ದರೆ ಸಾಮಾನ್ಯವಾಗಿ ಬರುವಂಥದ್ದು ಏನಂತ ಹೇಳಿದರೆ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗ್ಬೋದು. ಈಗ ಹೊರಗಡೆ ತಿಂದದ್ರಲ್ಲೂ ಆಹಾರದಲ್ಲಿ ವ್ಯತ್ಯಾಸ ಆಗಿ ಅಥವಾ ಕೆಲವು ಮದ್ದುಗಳು ತಕ್ಕೊಂಡ್ರಿಂದಾಗಿ ಮಗುವಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ವಾಂತಿ ಹಾಗೂ ಮೇಲ್ಭಾಗದ ಹೊಟ್ಟೆ ನೋವು, ತೀವ್ರವಾದ ಹೊಟ್ಟೆ ನೋವು ಆ ಥರ ಬರುವ ಚಾನ್ಸಸ್ ಇರ್ತದೆ. ಇಲ್ಲದಿದ್ದರೆ ಹೊಟ್ಟೆಯಲ್ಲಿ ಇನ್ಫೆಕ್ಷನ್, ಈಗ ಮಳೆಗಾಲ ಶುರುವಾಗುವಾಗ ಅಥವಾ ಬೇಸಿಗೆ ಕಾಲದಲ್ಲೂ ನಾವು ಸಾಮಾನ್ಯವಾಗಿ ಕಾಣ್ತೇವೆ ಹೊಟ್ಟೆ ನೋವು, ವಾಂತಿ ಮತ್ತು ಭೇದಿ ಬರುವಂಥದ್ದು, ಇದು ಸಾಮಾನ್ಯ. ಇಲ್ಲದಿದ್ದರೆ ಕೆಲವೊಮ್ಮೆ ಅಕ್ಯೂಟ್ ವೈರಲ್ ಹೆಪಟೈಟಿಸ್ ಅಂತ ಹೇಳ್ತೇವೆ, ಹೆಪಟೈಟಿಸ್ ಕಾಯಿಲೆ. ಈಗ ಸುಮಾರು ಈ ಭಾಗದಲ್ಲಿ ಕಳೆದ ವರ್ಷ ಅಥವಾ ಅದರ ಮೊದಲಿನ ವರ್ಷ ಹೆಪಟೈಟಿಸ್ ಎ ಪ್ಯಾಂಡಮಿಕ್ ಇತ್ತು. ಅಂದರೆ ಸುಮಾರು ಕೇಸಸ್, ಅಂದರೆ ಮಗುವಿಗೆ ಹೊಟ್ಟೆ ನೋವು, ವಾಂತಿ, ಲೂಸ್ ಮೋಷನ್ ಸಮಸ್ಯೆ ಆಗಿ ಜಾಂಡಿಸ್ ಬರುವಂಥದ್ದು, ಕಾಮಾಲೆ ಸಮಸ್ಯೆ ಬರುವಂಥದ್ದು. ಸೊ ಇದು ಒಂದು ಸಮಸ್ಯೆ ಕಾಣಿಸ್ಕೊಳ್ತದೆ. ಸೊ ಇದೆಲ್ಲ ಏನಂತ ಹೇಳಿದರೆ ಅಕ್ಯೂಟ್ ಅಬ್ಡೋಮಿನಲ್ ಪೇನ್ ಅಂತ ಹೇಳ್ತೇವೆ. ಅಂದರೆ ಶಾರ್ಟ್ ಡ್ಯೂರೇಷನಲ್ಲಿ ಬರುವಂಥದ್ದು. ಮಗುವಿಗೆ ಜ್ವರ ಬಂದರೆ, ಯಾವುದೋ ವೈರಲ್ ಫೀವರ್ ಅಥವಾ ಫ್ಲೂ ಅಂತೇಳಿ ಹೇಳ್ತೇವೆ, ಸೀಸನಲ್ ಫ್ಲೂ, ಆ ಟೈಮಲ್ಲೂ ಜ್ವರ, ಕೆಮ್ಮು, ಶೀತ ಅದರೊಟ್ಟಿಗೆ ಹೊಟ್ಟೆ ನೋವು ಮತ್ತು ವಾಂತಿ ಸಮಸ್ಯೆ ಮಕ್ಕಳಲ್ಲಿ ಬರ್ತದೆ. ಓಕೆ, ಅದರಲ್ಲಿ ಹೊಟ್ಟೆಯಲ್ಲೇ ಪ್ರೈಮರಿ ಸಮಸ್ಯೆ ಇರಬೇಕು ಅಂತಿಲ್ಲ. ಇಲ್ಲದಿದ್ದರೆ ಡೆಂಗಿ ಜ್ವರ ಇರ್ಬೋದು, ಆಯಿತಾ, ಅಥವಾ ಮಲೇರಿಯಾ ಅಥವಾ ಟೈಫಾಯ್ಡ್ ಜ್ವರ. ಓಕೆ, ಅದರಲ್ಲಿ ಜ್ವರದೊಟ್ಟಿಗೆ ಮಕ್ಕಳಿಗೆ ಹೊಟ್ಟೆ ನೋವು ಕಾಣಿಸಿಕೊಳ್ತದೆ. ಸೊ ಇದೆಲ್ಲ ಈ ಶಾರ್ಟ್ ಡ್ಯೂರೇಷನ್ ನೋವು ಗೆ ಸಮಸ್ಯೆ ಈಗ ಕಾಮನ್ ಆಗಿ ಕಂಡು ಬರುವಂಥದ್ದು. ಇನ್ನೊಂದು ವೆರೈಟಿ ಬರ್ತದೆ ಕೆಲವೊಂದು ಮಕ್ಕಳಲ್ಲಿ, ಸುಮಾರು ದೀರ್ಘಕಾಲದಲ್ಲಿ ಹೊಟ್ಟೆ ನೋವು, ಸುಮಾರು ತಿಂಗಳಿಂದ ಸುಮಾರು ವರ್ಷ ಆಗಾಗ ಹೊಟ್ಟೆ ನೋವು ಬರ್ತದೆ ಡಾಕ್ಟ್ರೆ ಅಂತೇಳಿ ಬರ್ತಾರೆ ಸುಮಾರು ಜನ ಕ್ಲಿನಿಕ್ಕಿಗೆ. ಇಲ್ಲದಿದ್ದರೆ ನೋವು ಬರ್ತದೆ, ಕಮ್ಮಿ ಆಗ್ತದೆ, ಮತ್ತೆ ಪುನಃ ಒಂದು ತಿಂಗಳು ಬಿಟ್ಟು ನಂತರ ಕೆಲವು ದಿನಗಳು ಕೆಲವು ವಾರಗಳು ಕಾಣಿಸಿಕೊಳ್ಳುವಂಥದ್ದು. ಸೊ ಆ ನಮೂನೆ ವೆರೈಟಿಯು ಬರ್ತದೆ. ಸೊ ಇದನ್ನು ಕ್ರಾನಿಕ್ ಅಬ್ಡಾಮಿನಲ್ ಪೇನ್ ಅಂತೇಳಿ ಹೇಳ್ತೇವೆ, ಆಯಿತಾ, ಅದು ದೀರ್ಘಕಾಲದ ಹೊಟ್ಟೆ ನೋವು. ಆಯಿತಾ, ಇದು ಒಂದು ಸಾಮಾನ್ಯವಾಗಿ ಕಂಡುಬರುವ ಸಮಸ್ಯೆ. ಓಕೆ, ಈಗ ನಾನು ಪೀಡಿಯಾಟ್ರಿಕ್ ಗ್ಯಾಸ್ಟ್ರೋಎಂಟರೋಲಜಿಸ್ಟ್ ಆಗಿ ಈಗ ಓ ಪಿ ಡಿಯಲ್ಲಿ ನೋಡಿದರೆ ಈ ಹೊಟ್ಟೆ ನೋವು, ದೀರ್ಘಕಾಲದ ಹೊಟ್ಟೆ ನೋವು ಸಮಸ್ಯೆ ನಾನು ಒನ್ ಆಫ್ ದ ಕಾಮನೆಸ್ಟ್ ಕೇಸ್, ಸಾಮಾನ್ಯವಾಗಿ ನಾನು ನೋಡುವಂಥ ಕೇಸ್. ಆಯಿತಾ, ಇದರಲ್ಲಿ ಎರಡು ನಮೂನೆ ಬರ್ತದೆ. ಓಕೆ, ಒಂದು ಗಂಭೀರವಾದ ಸಮಸ್ಯೆಗಳು. ಓಕೆ, ಸೊ ಅದನ್ನು ನಾವು ಮಿಸ್ ಮಾಡಬಾರ್ದು, ಯಾಕೆಂದರೆ ಅದನ್ನು ಮಿಸ್ ಮಾಡಿದರೆ ಮಗುವಿಗೆ ದೀರ್ಘಕಾಲದ ಇಂಪ್ಲಿಕೇಶನ್ಸ್ ಅಂತೇಳಿ ಸಮಸ್ಯೆಗಳು ಜಾಸ್ತಿಯಾಗಿ ತೊಂದರೆ ಕೊಡುವಂಥ ಸಮಸ್ಯೆಗಳು ಇರ್ಬೋದು. ಓಕೆ, ಸೊ ಅದರಲ್ಲಿ ಯಾವ ನಮೂನೆ ಬರ್ತದೆ ಅಂತೇಳಿ ನಾವು ಕಾರಣಗಳನ್ನ ಲಿಸ್ಟ್ ಔಟ್ ಮಾಡಿದರೆ, ಆಯಿತಾ, ಒಂದು ಏನಂತ ಹೇಳಿದರೆ ಈಗ ಮೇಲ್ಗಡೆ ಹೊಟ್ಟೆಯಿಂದ ತಕ್ಕೊಂಡ್ರೆ, ಆಯಿತಾ, ಹೊಟ್ಟೆಯಲ್ಲಿ ಈಗ ಪೆಪ್ಟಿಕ್ ಅಲ್ಸರ್ ಡಿಸೀಸ್ ಅಂತ ಹೇಳ್ತೇವೆ, ಈ ಅಸಿಡಿಟಿ ಸಮಸ್ಯೆ ಜಾಸ್ತಿಯಾಗಿ ಹೊಟ್ಟೆಯಲ್ಲಿ ಹುಣ್ಣುಗಳಾಗುವಂಥದ್ದು. ಓಕೆ, ಸೊ ಆ ಥರ ಸಮಸ್ಯೆ ಕಾಣಿಸ್ಕೊಳ್ಬೋದು. ಸೊ ಯೂಶ್ವಲಿ ಅವರದ್ರಲ್ಲಿ ಊಟ ಆದ ನಂತರ ಹೊಟ್ಟೆಯಲ್ಲಿ ಜೋರಾಗಿ ಉರಿ ಬರುವಂಥದ್ದು, ವಾಂತಿ ಸಮಸ್ಯೆ, ಆ ಥರ ಎಲ್ಲ ಸಮಸ್ಯೆ ಕಾಣಿಸ್ಕೊಳ್ಬೋದು. ಮೊದಲೆಲ್ಲ ಈ ಹೊಟ್ಟೆಯಲ್ಲಿ ಹುಣ್ಣು ಅಲ್ಸರ್ ಡಿಸೀಸ್ ದೊಡ್ಡವರ ಕಾಯಿಲೆ ಅಂತೇಳಿ ಇತ್ತು, ಬಟ್ ಈಗ ಆಹಾರ ಪದ್ಧತಿಯಲ್ಲಿ ವ್ಯತ್ಯಾಸ ಆಗಿ, ಲೈಫ್ ಸ್ಟೈಲ್ ಚೇಂಜಸ್ ಆಗಿ, ಈವನ್ ಈಗ 8-10 ವರ್ಷದ ಮಕ್ಕಳಲ್ಲೂ ನಾವು ಅಲ್ಸರ್ ಡಿಸೀಸ್ ಅನ್ನು ನೋಡ್ತಾ ಇದ್ದೇವೆ. ಆಯಿತಾ, ಈಗ ಇನ್ಫ್ಲಮೇಟರಿ ಬವೆಲ್ ಡಿಸೀಸ್ ಅಂತ ಹೇಳ್ತೇವೆ, ಕರುಳಿನ ಉರಿಯೂತದ ಕಾಯಿಲೆ ಅಂತೇಳಿ ಹೇಳ್ತೇವೆ. ಸೊ ಅದರಲ್ಲಿ ಸಣ್ಣ ಕರುಳಲ್ಲಾಗಲಿ ದೊಡ್ಡ ಕರುಳಲ್ಲಾಗಿ ಅಲ್ಸರ್ ಬಂದು ಮಗುವಿಗೆ ಹೊಟ್ಟೆ ನೋವು, ದೀರ್ಘಕಾಲದ ಲೂಸ್ ಮೋಷನ್ ಭೇದಿ ಆಗುವಂಥದ್ದು, ಕೆಲವೊಮ್ಮೆ ರಕ್ತಸ್ರಾವ ಆಗುವಂಥದ್ದು ಭೇದಿಯಲ್ಲಿ, ತೂಕ ಕಮ್ಮಿ ಆಗುವಂಥದ್ದು, ರಕ್ತಹೀನತೆ, ಇದೆಲ್ಲ ಸಮಸ್ಯೆ ಒಟ್ಟಿಗೆ ಕಾಣಿಸಿಕೊಳ್ಳುವಂಥ. ಇಲ್ಲದಿದ್ದರೆ ಕೆಲವೊಮ್ಮೆ ಹೊಟ್ಟೆಯ TB ಕಾಯಿಲೆಯಲ್ಲೂ ದೀರ್ಘಕಾಲದ ಹೊಟ್ಟೆ ನೋವು ಬರ್ಬೋದು. ಓಕೆ, ಇದೆಲ್ಲ ಸಾಮಾನ್ಯ ಸಮಸ್ಯೆ
ತೀವ್ರವಾದ ಸಮಸ್ಯೆ ಇರುವಂಥದ್ದು ದೀರ್ಘಕಾಲ. ಇದು ಸಾಮಾನ್ಯವಾಗಿ ನಾವು ಒಂದು 10-20% ಮಕ್ಕಳಲ್ಲಿ ಮಾತ್ರ ಈ ಸಮಸ್ಯೆಗಳು ನಾನೀಗ ಹೇಳಿರುವಂತಹ ಸಮಸ್ಯೆ ಬರ್ತದೆ. ಇನ್ನೊಂದು 70-80% ಮಕ್ಕಳಲ್ಲಿ ಈಗ ಏನಂತ ಹೇಳಿ ಫಂಕ್ಷನಲ್ ಅಬ್ಡಾಮಿನಲ್ ಪೇನ್ ಅಂತ ಹೇಳ್ತೇವೆ, ದೀರ್ಘಕಾಲದಲ್ಲಿ ನೋವು ಕಾಣಿಕೊಳ್ತದೆ. ಇದು ಯೂಶುವಲಿ ಅಂತಂದರೆ ನೋವು ಬೆಳಗಿನ ಟೈಮ್

0: ಮಲಿ ಬರುವಂಥದ್ದು, ರಾತ್ರಿ ನಿದ್ದೆಯಲ್ಲಿ ಕಾಣಿಸಿಕೊಳ್ಳುವುದಿಲ್ಲ, ಕೆಲವೊಮ್ಮೆ ಎಂಥ ತೀವ್ರತೆ ಈಗ ಸಾಮಾನ್ಯವಾಗಿ ಒಂದು ಟಾಲರೇಬಲ್ ಲಿಮಿಟಲ್ಲಿ ಬರ್ಬೋದು ಅವರಿಗೆ, ಅವರು ತೂಕ ಎಲ್ಲ ನಾರ್ಮಲ್ ಆಗಿರ್ಬೋದು. ಆಯಿತಾ, ಇದು ಬೇರೆಯನ್ನು ನಾವು ಪರೀಕ್ಷೆ ಮಾಡುವಾಗ ಬೇರೆಯನ್ನು ಸಮಸ್ಯೆ ಇದು ತೀವ್ರ ಸಮಸ್ಯೆ ನಮೂನೆ ಕಾಣಿಸಿಕೊಳ್ಳುವುದಿಲ್ಲ. ಓಕೆ, ಇದನ್ನು ಫಂಕ್ಷನಲ್ ಅಬ್ಡಾಮಿನಲ್ ಪೇನ್ ಅಂತೇಳಿ ಹೇಳ್ತೇವೆ. ಸಾಮಾನ್ಯ 70% ಮಕ್ಕಳಲ್ಲಿ ಈ ಥರ ಸಮಸ್ಯೆ ಇರಬಹುದು. ಸಾಮಾನ್ಯವಾಗಿ ಏನಂತ ಹೇಳಿದರೆ ಈ ಕಾನ್ಸ್ಟಿಪೇಷನ್ ಸಮಸ್ಯೆ, ಓಕೆ, ಅದಿರ್ಬೋದು ಈ ಥರ ಮಕ್ಕಳಲ್ಲಿ. ಸೊ ಅದನ್ನು ನಾವು ಅದರಲ್ಲಿ ಟ್ರೀಟ್ಮೆಂಟ್ ಕೊಡ್ಬೋದು. ಆಯಿತಾ, ಇಲ್ಲದಿದ್ದರೆ ಜಂತು ಹುಳದ ಸಮಸ್ಯೆ ಇರ್ಬೋದು. ಆಯಿತಾ, ಅಥವಾ ಗಟ್ ಆಲ್ಟ್ರೇಷನ್ ಅಂತ ಹೇಳ್ತೇವೆ, ಈ ಥರ ಎಲ್ಲ ಸಮಸ್ಯೆ ಬರೋ ಚಾನ್ಸಸ್ ಇದೆ. ಸೊ ಕಾರಣ ಬ್ರಾಡ್ ಇರ್ತದೆ. ಸೊ ಹೀಗೆ ಡಿವೈಡ್ ಮಾಡಿದ್ರೆ ಈ ತರ ಹೇಳ್ಬೋದು ನಾವು,
1: ತುಂಬಾ ಕಾರಣಗಳಿಂದಾಗಿ ಒಂದು ಹೊಟ್ಟೆ ನೋವು ಕಾಣಿಸಿಕೊಳ್ಳಿಕ್ಕೆ ಸಾಧ್ಯ ಇದೆ.
0: ಹೌದು
1: ಡಾಕ್ಟರ್, ಈಗ ಮಕ್ಕಳು ಸಾಮಾನ್ಯವಾಗಿ ಹೊಟ್ಟೆ ನೋವು ಅಂತ ಹೇಳ್ತಾ ಇರ್ತಾರೆ, ಆ ಸಂದರ್ಭದಲ್ಲಿ ಇದು ಗಂಭೀರವಾದ ಸಮಸ್ಯೆಯೋ ಅಥವಾ ಇದು ಬೇಗ ಗುಣವಾಗುವಂತದ್ದು ಅಂತ ಹೇಳಿ ಹೇಗೆ ಗೊತ್ತಾಗುತ್ತೆ?
0: ಹೌದು, ಈಗ ದೀರ್ಘಕಾಲದ ಹೊಟ್ಟೆ ನೋವು ಸಮಸ್ಯೆ ಬಂದಾಗ, ಓಕೆ, ನಾವು ರೆಡ್ ಫ್ಲಾಗ್ ಸೈನ್ಸ್ ಅಂತ ಹೇಳ್ತೇವೆ. ಅಂದ್ರೆ ಈ ತರದ ಸಮಸ್ಯೆ ಇದ್ರೆ ಅದು ಗಂಭೀರವಾದ ಸಮಸ್ಯೆ ಇರೋ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ರೆಡ್ ಫ್ಲಾಗ್ ಸೈನ್ಸ್ ಯಾವುದು ಅಂತ ಹೇಳಿದ್ರೆ, ನಾನು ಕೆಲವೊಂದು ಈಗಲೇ ಮೆನ್ಷನ್ ಮಾಡಿದೆ, ಯಾವುದೇ ಮಗು ರಾತ್ರಿ ನಿದ್ದೆಯಲ್ಲಿ ಜೋರು ನೋವು ಅಂತೇಳಿ ಎದ್ರೆ ಏನಾದರೂ ಒಳಗಡೆ ಗಂಭೀರವಾದ ಸಮಸ್ಯೆ ಇರುವ ಚಾನ್ಸಸ್ ಜಾಸ್ತಿ ಇರ್ತದೆ. ಓಕೆ, ಸೊ 2 ಗಂಟೆ 3 ಗಂಟೆಗೆ ನೋವು ಅಂತೇಳಿ ಹೇಳ್ತದೆ ಅಂತ ಹೇಳಿದರೆ, ಆಯಿತಾ, ಇಲ್ಲ ಅಂತ ಹೇಳಿದರೆ ಒಂದು ಜಾಗದಲ್ಲಿ, ಈಗ ಎಡಗಡೆ ಆಗಲಿ ಬಲಗಡೆ ಆಗಲಿ, ಒಂದು ಜಾಗದಲ್ಲಿ ಅದು ಕಾನ್ಸ್ಟೆಂಟ್ ಆಗಿ ಅಲ್ಲೇ ನೋವು ಅಂತೇಳಿ ಹೇಳ್ತಾ ಇದ್ರೆ ಸಮಸ್ಯೆ ಅದರ ಜಾಗದಲ್ಲಿರುವ ಅಂಗಾಂಗದಲ್ಲಿರುವ ಚಾನ್ಸಸ್ ಜಾಸ್ತಿ ಇರ್ತದೆ. ಈಗ ಇಲ್ಲದಿದ್ದರೆ ಮಗುವಿನ ತೂಕ ಕಮ್ಮಿ ಆಗ್ತಾ ಇದೆ, ಅಥವಾ ಮಗುವಿಗೆ ಪ್ರಾಯಕ್ಕೆ ತಕ್ಕ ಹಾಗೆ ತೂಕ ಇಲ್ಲ. ಆಯಿತಾ, ಈಗ 10 ವರ್ಷದ ಮಗು 30 ಕೆಜಿ ಇರಬೇಕು ಅಂದರೆ ಬರೀ 20 ಕೆಜಿ ತೂಕ್ತಾ ಇದೆ. ಆಯಿತು, 25 ಇದ್ದವನು 20 ಆಗಿದ್ದಾನೆ ರೀಸೆಂಟಾಗಿ, ಆ ಥರ ಇದ್ದರೆ ಸಮಸ್ಯೆ ಇರೋ ಚಾನ್ಸಸ್ ಜಾಸ್ತಿ. ಇಲ್ಲದಿದ್ದರೆ ಮಗುವಿಗೆ ಪದೇ ಪದೇ ಜ್ವರ ಬರ್ತಾ ಇದೆ, ಪದೇ ಪದೇ ಈ ಜಾಯಿಂಟ್ ಸ್ವೆಲ್ಲಿಂಗ್ ಅಂತೇಳಿ ಹೇಳ್ತೇವೆ ಆ ಥರ, ಗೂದದ್ವಾರದಲ್ಲಿ ಗಾಯಗಳಾಗ್ತಾ ಇದೆ ಅಥವಾ ಬಾಯಿಯಲ್ಲಿ ಹುಣ್ಣಾಗ್ತಾ ಇದೆ ಆಗಾಗ, ಇದೆಲ್ಲ ನಮಗೆ ಏನಂದರೆ ಅಂಡರ್ಲೈಂಗ್ ಇನ್ಫ್ಲಮೇಟರಿ ಬೌಲ್ ಡಿಸೀಸ್ ಲಕ್ಷಣ ಇರುವ ಚಾನ್ಸಸ್ ಇದೆ. ಇಲ್ಲದಿದ್ದರೆ ರಕ್ತಹೀನತೆ, ಅಂದರೆ ಮಗುವಿನ ಹಿಮೋಗ್ಲೋಬಿನ್ ನಾವು ಟೆಸ್ಟ್ ಮಾಡಿದರೆ ಕಮ್ಮಿ ಬರುವಂಥದ್ದು, ಅಥವಾ ನೋಡುವಾಗಲೇ ಮಗು ಪೇಲ್ ಆಗಿ ಕಾಣಿಸ್ತಾನೆ, ಓಕೆ, ರಕ್ತಹೀನತೆ ಸಮಸ್ಯೆಯಿಂದ. ಸೊ ಈ ಥರ ನಾಕ್ಚರ್ನಲ್ ಪೇಯ್ನ್, ವೇಟ್ ಲಾಸ್, ಆಯ್ತು, ತೂಕ ಕಮ್ಮಿ ಆಗೋದು, ಈ ಥರ ಎಲ್ಲ ಸಮಸ್ಯೆ ಬಂದರೆ ದೀರ್ಘ ಗಂಭೀರವಾದ ಸಮಸ್ಯೆ ಇರಬಹುದು ಅಂಥೇಳಿ ನಾವು
1: ಅನ್ಕೋಬಹುದು. ಈಗ ಯಾವೆಲ್ಲ ಲಕ್ಷಣಗಳು ಕಂಡು ಬಂದರೆ ನಾವು ತಕ್ಷಣ ಡಾಕ್ಟರ್ ಹತ್ರ ಹೋಗಬೇಕಾಗತ್ತೆ?
0: ಈಗ ಏನಂತ ಹೇಳಿದರೆ, ನಾವು ಈಗ ದೀರ್ಘಕಾಲದ ನೋವಿದ್ದರೆ ಯಾವತ್ತಿಗೂ ನಾವು ಒಂದ್ಸತಿ ಮಗುವಿಗೆ ಇದು ಮಕ್ಕಳ ವೈದ್ಯರ ಹತ್ರ ಹೋಗಿ ಸಮಾಲೋಚನೆ ಮಾಡೋದು ಒಳ್ಳೆಯದು. ಯಾಕೆಂದರೆ ದೀರ್ಘಕಾಲ ನೋವಿದ್ದರೆ ಅಂಡರ್ಲೈಂಗ್ ಏನಾದರೂ ಸಮಸ್ಯೆ ಇದೆಯಾ ಅಂತೇಳಿ ನಾವು ನೋಡಲೇಬೇಕಾಗ್ತದೆ. ಈಗ ದೀರ್ಘಕಾಲದ್ದಲ್ಲ, ಈಗ ಕೆಲವು ದಿನಗಳಿಂದ ಮಗುವಿಗೆ ನೋವು ಬರ್ತಾ ಇದೆ ಅಂತೇಳಿದರೆ, ಈಗ ಫಸ್ಟ್ ನಾವು ಈ ಹೋಮ್ ರೆಮಿಡಿಗಳನ್ನು ಅಥವಾ ನಾವು ಹೇಳಿರುವಂಥದ್ದು ನಾವು ಪ್ರಯತ್ನ ಮಾಡ್ಬೋದು, ಕಮ್ಮಿ ಆಗ್ತದೋ ಇಲ್ವೋ ಅಂತೇಳಿ. ಅದರಲ್ಲಿ ಕಮ್ಮಿ ಆಗಲಿಲ್ಲ ಅಂತ ಹೇಳಿದರೆ ಯಾವತ್ತಿಗೂ ಹೋಗಿ ನೋಡುವಂಥ ಒಳ್ಳೆಯದು. ಓಕೆ, ಇಲ್ಲದಿದ್ದರೆ ಸಿವಿಯರ್ ಪೇನ್ ಅಂತ ಹೇಳ್ತೀವಿ, ಈಗ ಮಗು ಹೊರಳಾಡ್ತಾ ಇದ್ದಾನೆ ನೋವಲ್ಲಿ, ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅವನಿಗೆ, ಹಾಗೆ ಅಂತೇಳಿ ಹೇಳಿದರೆ ನಾವು ಯಾವತ್ತಿಗೂ ಏನೋ ಇದು ಗಂಭೀರ ಸಮಸ್ಯೆ ಇದೆಯಾ ಅಂತೇಳಿ ನೋಡಬೇಕಾಗ್ತದೆ. ಸೊ ಅವಾಗ ನಾವು ಇಮಿಡಿಯೇಟ್ಲಿ ಹೋಗುವಂಥದ್ದು ಒಳ್ಳೆಯದು ಮಕ್ಕಳ ವೈದ್ಯರ ಹತ್ರ.
1: ಅಂದರೆ ಎಷ್ಟು ಟೈಮ್ ನೋಡಬೇಕಾಗುತ್ತೆ ನಾವು ಮನೆ ಮದ್ದನ್ನು, ಎಷ್ಟು ಟೈಮ್ ಮಾಡಬೇಕಾಗ್ಬೋದು?
0: ಓಕೆ, ಈ ಮನೆ ಮದ್ದಲ್ಲಿ ಅಥವಾ ಪ್ಯಾರಾಸಿಟಮಾಲ್ ಮದ್ದಲ್ಲಿ ಒಂದು 1/2 ಗಂಟೆ ನೋಡ್ಬೋದು. ಓಕೆ, ಸಮಸ್ಯೆ ಇದೆಯಾ, ಕಮ್ಮಿ ಆಗ್ತಾ ಇದೆ 1/2 ಗಂಟೆಯಿಂದ 1 ಗಂಟೆ, ಅದರಲ್ಲಿ ಕಮ್ಮಿ ಆಗಲಿಲ್ಲ ಅಂತ ಹೇಳಿದರೆ ಯಾವತ್ತೂ ಒಂದು ಸಮಾಲೋಚನೆ ಮಾಡುವಂಥದ್ದು ಒಳಿತು.
1: ಈ ಹೊಟ್ಟೆ ನೋವಿಗೂ ಆಹಾರಕ್ಕೂ ಏನಾದರೂ ಸಂಬಂಧ ಇದೆಯಾ? ಅವರು ತಿನ್ನುವಂಥ ಆಹಾರ ಈ ಹೊಟ್ಟೆ ನೋವಿನ ಮೇಲೆ ಅಥವಾ ಹೊಟ್ಟೆ ನೋವಿಗೆ ಕಾರಣ ಆಗುತ್ತಾ?
0: ಈಗ ಇದು ನಾವು ಮೇನ್ಲಿ ದೀರ್ಘಕಾಲದ ಹೊಟ್ಟೆ ನೋವಿಗೆ ನಾವು ರಿಲೇಟ್ ಮಾಡ್ಬೋದು ಆಹಾರ ಪದ್ಧತಿ. ಮೇನ್ಲಿ ಏನಂತ ಹೇಳಿದರೆ ಈ ಫಂಕ್ಷನಲ್ ಅಬ್ಡಾಮಿನಲ್ ಪೇನ್, ಈಗ ನಾನು ಒಂದು 70-80% ಮಕ್ಕಳಲ್ಲಿ ದೀರ್ಘಕಾಲದ ಹೊಟ್ಟೆ ನೋವಿಗೆ ಕಾರಣ ಅಂತೇಳಿ ಹೇಳಿದೆ. ಓಕೆ, ಈವನ್ ಇನ್ಫ್ಲಮೇಟ್ರಿ ಬೌಲ್ ಡಿಸೀಸ್ಗೆ ಆಹಾರ ಪದ್ಧತಿಯ ಬಗ್ಗೆ ಇದು ಮೇಲೆ ತುಂಬ ರಿಸರ್ಚ್ ನಡೆದಿದೆ ಆಲ್ರೆಡಿ. ಈಗ ನಿಮಗೆ ತಿಳಿದಿರೋ ಹಾಗೆ ಪ್ರೀವಿಯಸ್ ಜನ್ರೇಷನ್ ತಕ್ಕೊಳ್ಳುವ ಆಹಾರ ಪದ್ಧತಿಗೂ ಈಗಕ್ಕೂ ವ್ಯತ್ಯಾಸ ಇದೆ. ಓಕೆ, ಸೊ ಈಗ ಏನಂತ ಹೇಳಿದರೆ ನಮ್ಮ ಇದು ಆಹಾರ ಪದ್ಧತಿ ಮೋರ್ ಆಫ್ ವೆಸ್ಟರ್ನೈಸ್ ಡಯಟ್ ಅಂತ ಹೇಳ್ತೇವೆ, ಪಾಶ್ಚಿಮಾತ್ಯ ಶೈಲಿಯ ಆಹಾರ ಪದ್ಧತಿ

0: ನಾವು ಉಪಯೋಗ ಮಾಡ್ತೇವೆ. ಫ್ರೋಜನ್ ಫುಡ್, ಪ್ರಿಸರ್ವ್ಡ್ ಫುಡ್ ಸುಮಾರು ಈಗ ರೆಡಿ ಟು ಈಟ್ ಅಂತೇಳಿ ಬರ್ತದೆ ಸುಮಾರು ಇದರಲ್ಲಿ. ಓಕೆ, ಸೊ ಇಲ್ಲದಿದ್ದರೆ ಫ್ರೋಜನ್ ಫುಡ್ ಇರ್ತದೆ, ಅದನ್ನು ನಾವು ಬಿಸಿ ಮಾಡಿ ತಿಂತೇವೆ ಸುಮಾರು ತಿಂಗಳಿಂದ ಇಟ್ಟಿರುವಂಥದ್ದು. ಈವನ್ ಕಮರ್ಷಿಯಲ್ ಪ್ರಾಡಕ್ಟ್ಸ್ ಸುಮಾರು ಆ ಥರ. ಈಗ ನಮಗೆ ಈಗ ಯಾವುದಾದ್ರು ಮನೆಯಲ್ಲಾದರೂ ಈಗ ಪ್ರತಿಯೊಂದು ಫುಡ್ಡನ್ನು ಸೆಪ್ರೇಟಾಗಿ ಫ್ರೆಶ್ಶಾಗಿ ತಯಾರು ಮಾಡುವಷ್ಟು ಸಮಯವೂ ಇಲ್ಲ, ಪೇಷನ್ಸು ಇಲ್ಲ ಈಗ. ಹಾಂ, ಸೊ ಆ ಸಮಸ್ಯೆ ಇದೆ. ಓಕೆ, ಸೊ ಇದೆಲ್ಲ ಆಹಾರ ಚೇಂಜಸ್ ನಾವು ಕಾಣಿಸ್ಕೊಳ್ತಾ ಇದ್ದೀವಿ. ಮತ್ತು ಸಿಂಪಲ್ ಈಗ ಜ್ಯೂಸ್ ಸೇವನೆ ಆಗಲಿ ಅಥವಾ ಶುಗರೇಟೆಡ್ ಬೆವರೇಜಸ್ ಸೇವನೆ ಆಗಲಿ, ಕಾರ್ಬೋನೇಟೆಡ್ ಬೆವರೇಜಸ್ ಸೇವನೆ ಆಗಲಿ, ಇದೆಲ್ಲ ಜಾಸ್ತಿ ಆಗಿದೆ. ಸೊ ಇದೆಲ್ಲ ಜಂಕ್ ಫುಡ್ ಅಂತೇಳಿ ಕರೆಯಲ್ಪಡ್ತದೆ. ಓಕೆ, ಸೊ ಈ ಫಂಕ್ಷನಲ್ ಅಬ್ಡಾಮಿನಲ್ ಪೇಯ್ನಿಗೆ, ಈ ಥರ ಸಮಸ್ಯೆಗೆ, ಸೊ ಈ ಥರ ಆಹಾರ ಪದ್ಧತಿಯ ಇದು ಅಸೋಸಿಯೇಷನ್ ತುಂಬ ಜಾಸ್ತಿ ಇದೆ. ಸೊ ಇದೆಲ್ಲ ಕಾರಣ ಆಗ್ಬೋದು ಅಂತೇಳಿ ನಾವು ಹೇಳ್ಬೋದು.
1: ಡಾಕ್ಟರ್, ಈಗ ತಾವಾಗ್ಲೇ ಹೇಳಿದ ಹಾಗೆ ಮಲಬದ್ಧತೆಯಿಂದ ಹೊಟ್ಟೆ ನೋವು ಬರುತ್ತೆ, ಹಾಗೇನೆ ಹೊಟ್ಟೆ ಸೋಂಕಿನಿಂದ ಬರುತ್ತೆ, ಹಾಗೇನೆ ಹುಳುಗಳಿಂದ ಕೂಡ.
0: ಹೌದು ಹೌದು,
1: ಇದು ಹೇಗೆ ಗೊತ್ತಾಗುತ್ತೆ ನಮಗೆ?
0: ಓಕೆ, ಇದು ಮೇನ್ಲಿ ನಮಗೆ ಈಗ ಮಲಬದ್ಧತೆ ನೋಡಿದ್ರೆ, ಓಕೆ, ಈಗ ಮಕ್ಕಳಲ್ಲಿ ಯಾವಾಗಲೂ ಮಲಬದ್ಧತೆ ಆಗ್ತಾ ಇದೆ ಅಂತೇಳಿ ಮಕ್ಕಳು ಹೇಳ್ಬೋದು ಅಂತೇಳಿ ಹೇಳಲಿಕ್ಕಾಗುದಿಲ್ಲ. ಓಕೆ, ಈಗ ಸುಮಾರು ಜನ ಹೊಟ್ಟೆ ನೋವು ಅಂತೇಳಿ ಬರ್ತಾರೆ, ಇದು ಮಲ ಅವನು ಪಾಸ್ ಮಾಡ್ತಾ ಇದ್ದಾನೆ ಅಂದರೆ ಇಲ್ಲ ಡಾಕ್ಟರ್ ದಿನ ಮಾಡ್ತಾ ಇದ್ದಾನೆ ಅಂತೇಳಿ ಹೇಳ್ತಾರೆ. ಆಯಿತಾ, ಬಟ್ ನಾವು ಪ್ರೋಬ್ ಮಾಡಿ ಕೇಳಿದರೆ ಈಗ ಇದು ಪೋಷಕರಲ್ಲಿ, ಈಗ ಪಾಯ್ಖಾನೆಯಲ್ಲಿ ತುಂಬ ಹೊತ್ತು ಕೂತ್ಕೊಳ್ಳೋದು ಅಥವಾ ಕೆಲವೊಬ್ಬರಿಗೆ ಹೋಗ್ತಾನೆ ಒಂದು ನಿಮಿಷದಲ್ಲಿ ವಾಪಸ್ ಬರುವಂಥದ್ದು, ಫುಲ್ ಕ್ಲಿಯರ್ ಮಾಡಲಿಕ್ಕಿಲ್ಲ. ಓಕೆ, ಸ್ವಲ್ಪ ಹೊತ್ತು ಮಾಡುವಂಥದ್ದು ಬರುವಂಥದ್ದು. ಓಕೆ, ಈಗ ಕೆಲವೊಂದು ಮಕ್ಕಳು ಇಲ್ಲ ಗಟ್ಟಿ ಆಗ್ತದೆ ನೋವಾಗ್ತದೆ ಅಂತಲೂ ಹೇಳ್ಬೋದು. ಓಕೆ, ಸೊ ಇದೆಲ್ಲ ಲಕ್ಷಣಗಳು ಬರ್ತದೆ. ಓಕೆ, ಇಲ್ಲ ಕೆಲವೊಮ್ಮೆ ಏನಂತೇಳಿದರೆ ಇದು ಮಗು ಒಂದು ಮೂಲೆಯಲ್ಲಿ ಹೋಗಿ, ಓಕೆ, ಕಾಲು ಅಡ್ಡ ಮಾಡಿ ನಿಂತ್ಕೊಳ್ಳುವಂಥದ್ದು, ವಿತ್ ಹೋಲ್ಡಿಂಗ್ ಮ್ಯಾನೋವರ್ ಅಂತ ಹೇಳ್ತ, ಮೋಷನ್ ಮಾಡಲಿಕ್ಕೆ ಹೆದರಿಕೆಯಾಗಿ, ಓಕೆ, ಮಲ ಪಾಸ್ ಮಾಡಲಿಕ್ಕೆ ಹೆದರಿಕೆಯಾಗಿ ವಿತ್ ಹೋಲ್ಡ್ ಮಾಡುವಂಥದ್ದು. ಸೊ ಇದೆಲ್ಲ ಸಮಸ್ಯೆ, ಮಲಬದ್ಧತೆ ಸಮಸ್ಯೆ ಕಾಣಿಸ್ತದೆ. ಕೆಲವೊಮ್ಮೆ ಇದು ಏನೂ ಬರಲಿಕ್ಕಿಲ್ಲ. ಸೊ ವೈದ್ಯರು ಸಮಾಲೋಚನೆ ಮಾಡುವಾಗ, ವೈದ್ಯರು ಹೊಟ್ಟೆ ಪರೀಕ್ಷೆ ಮಾಡುವಾಗ ಈ ಮಲ ಹೊಟ್ಟೆಯಲ್ಲಿ ಸ್ಟಾಕ್ ಆಗಿರುವಂಥದ್ದು ಕಾಣಿಸ್ಕೊಳ್ಬೋದು. ಓಕೆ, ಸೊ ಇದೆಲ್ಲ ಸಮಸ್ಯೆ ಕಾಣಿಸ್ಕೊಳ್ಬೋದು, ಮಲಬದ್ಧತೆ. ಇನ್ನೀಗ ಜಂತು ಹುಳದ ಸಮಸ್ಯೆ ಅಂತೇಳಿದರೆ, ಕೆಲವೊಮ್ಮೆ ಏನಂತೇಳಿದ್ರೆ ಒಕೇಶ್ನಲ್ಲಿ ಮೋಷನಲ್ಲಿ ಹುಳಗಳು ಕಾಣಿಸಿಕೊಳ್ಬೋದು. ಅದು ಕಾಣಿಸಿಕೊಳ್ಬೇಕು ಅಂತಲೇ ಇಲ್ಲ. ಆಯಿತಾ, ಇಲ್ಲ ಕೆಲವೊಮ್ಮೆ ಗುದದ್ವಾರದ ಸುತ್ತ ಮಗುವಿಗೆ ತುರಿಕೆ ಬರ್ಬೋದು. ಓಕೆ, ಇಲ್ಲ ಮಗುಗೆ ಇದೆರಡು ಲಕ್ಷಣ ಇಲ್ಲದೆ ಇರಲಿಕ್ಕೂ ಸಾಕು, ಮಗುಗೆ ಸ್ವಲ್ಪ ಹಶು ಕಮ್ಮಿ ಇರ್ಬೋದು, ಓಕೆ, ಊಟ ಮಾಡಲಿಕ್ಕೆ ಆಗ್ತಾ ಇಲ್ಲ. ಸೊ ಕೆಲವೊಂದು ಈ ಹುಳದ ಸಮಸ್ಯೆಯಿಂದ ಕೆಲವೊಬ್ಬರಿಗೆ ಅಲರ್ಜಿ ಸಮಸ್ಯೆಗಳು, ತುರಿಕೆ ಚರ್ಮದಲ್ಲಿ, ಅದೆಲ್ಲ ಕಾಣಿಸಿಕೊಳ್ಬೋದು. ಇದೆಲ್ಲ ಇಲ್ಲದಿದ್ದರೂ ಈಗ ಮಕ್ಕಳಲ್ಲಿ ಅಟ್ಲೀಸ್ಟ್ ಒಂದು 6 ತಿಂಗಳಿಗೆ ಒಮ್ಮೆ ಈ ಜಂತು ಹುಳದ ಔಷಧ ಕೊಡುವಂಥದ್ದು ಒಳ್ಳೆಯದು. ಈಗ ಸರ್ಕಾರಿ ಪ್ರೋಗ್ರಾಮ್ಗಳು ಇದೆ. ಓಕೆ, ಶಾಲೆಯಲ್ಲಿ 3 ತಿಂಗಳಿಗೆ 6 ತಿಂಗಳಿಗೆ ಒಮ್ಮೆ ಜಂತು ಹುಳದ ಔಷಧಿ ಎಲ್ಲರಿಗೂ ಕೊಡ್ತಾರೆ. ಅದನ್ನು ಎಲ್ಲ ಮಕ್ಕಳು ಸೇವನೆ ಮಾಡುವುದು ಸೇಫ್, ಏನು ಹಾನಿಯನ್ನು ಆಗುವುದಿಲ್ಲ. ಓಕೆ, ಸೊ ಅದನ್ನು ಕೆಲವೊಬ್ಬರು ಪೋಷಕರು ರಿಜೆಕ್ಟ್ ಮಾಡ್ತಾರೆ, ಯಾಕಂದರೆ ಈ ಔಷಧ ಹೇಗಾಗ್ಬೋದು, ಏನು ಸಮಸ್ಯೆ ಆಗ್ಬೋದು ಏನು ಅಂತೇಳಿ ತಗೊಳ್ಳೋದಿಲ್ಲ. ಸೊ ಅದನ್ನು ಸೇಫಾಗಿ ತಕ್ಕೊಳ್ಬೋದು. ಓಕೆ, ಸೊ ಈ ಥರ ಸಮಸ್ಯೆಗಳು, ಜಂತು ಹುಳ ಅಥವಾ ಮಲಬದ್ಧತೆಯನ್ನು ಈ ಥರ ನಾವು ಟ್ಯಾಕಲ್ ಮಾಡ್ಬೋದು ಅಥವಾ ಕಂಡುಹಿಡಿಬೋದು. ಹೊಟ್ಟೆ ಸೋಂಕು ಇದ್ದರೆ ಯೂಶ್ವಲಿ ಮಕ್ಕಳಿಗೆ ಭೇದಿ ಆಗುವಂಥದ್ದು, ವಾಂತಿ ಆಗುವಂಥದ್ದು, ಅಲಾಂಗ್ ವಿತ್ ಹೊಟ್ಟೆ ನೋವು, ಇಲ್ಲ ಕೆಲವೊಬ್ಬರಿಗೆ ಜ್ವರ ಕಾಣಿಸ್ಬೋದು. ಸೊ ಆ ಥರ ಸಮಸ್ಯೆಗಳಿರ್ಬೋದು. ಇದು ಹೊಟ್ಟೆ ಸೋಂಕು ಯೂಶ್ವಲಿ ಏನಂತ ಹೇಳಿದರೆ, ಇದು ದೀರ್ಘಕಾಲದ ಹೊಟ್ಟೆ ನೋವು ಆಗುವುದಿಲ್ಲ. ಈ ನಾರ್ಮಲ್ ಸೋಂಕುಗಳು ನಾವು ಕಾಣುವಂಥದ್ರಲ್ಲಿ ಕೆಲವು ದಿನಗಳಲ್ಲಿ ಅಥವಾ ಕೆಲವು ವಾರಗಳಲ್ಲಿ ಅದು ಸೆಟ್ಲ್ ಆಗ್ತದೆ, ಕಮ್ಮಿ ಆಗ್ತದೆ. ಸೊ ಅದನ್ನು ಏನಂತ ಹೇಳಿದರೆ, ಆ ಥರ ಇದ್ದರೆ ಹತ್ತಿರದ ಮಕ್ಕಳ ವೈದ್ಯರಲ್ಲಿ ಹೋಗಿ ಚಿಕಿತ್ಸೆ ತಗೊಳ್ಳುವಂಥದ್ದು ಒಳ್ಳೆಯದು ಸೋಂಕಿಗೆ.
1: ಡಾಕ್ಟರ್, ಈಗ ಮಗುವಿಗೆ ಪುನಃ ಪುನಃ ಹೊಟ್ಟೆ ನೋವು ಬರ್ತಾ ಇದೆ ಅಂತ ಹೇಳಿದರೆ ಏನಾದರೂ ಪರೀಕ್ಷೆ ಮಾಡಿಸಬೇಕಾಗುತ್ತಾ?
0: ಹೌದು, ಏನಂತ ಹೇಳಿದರೆ ಪುನಃ ಪುನಃ ಅಥವಾ ದೀರ್ಘಕಾಲದ ಹೊಟ್ಟೆ ನೋವು ಇದ್ದರೆ, ನಾನು ಮುಂಚೆ ಹೇಳಿದಾಗೆ ಯಾವತ್ತೊಂದು ವೈದ್ಯರ ಸಮಾಲೋಚನೆ ಮಾಡುವಂಥದ್ದು ಒಳ್ಳೆಯದು. ಸೊ ಈಗ ಯಾವುದೇ ಮಗು ಆ ಥರ ದೀರ್ಘಕಾಲ ಸಮಸ್ಯೆ ಅಥವಾ ಪುನಃ ಪುನಃ ಹೊಟ್ಟೆ ನೋವು ಬಂದರೆ, ಒಂದು ಫಸ್ಟ್ ಏನಂತ ಹೇಳಿದರೆ ನಾವು ಡೀಟೇಲ್ಡ್ ಹಿಸ್ಟ್ರಿ ಆ್ಯಂಡ್ ಎಕ್ಸಾಮಿನೇಷನ್ ಅಂತ ಹೇಳ್ತೇವೆ. ಆಯಿತಾ, ರೋಗ ಲಕ್ಷಣವನ್ನು ಇನ್ ಡೀಟೇಲ್ ಅನಲೈಸ್ ಮಾಡ್ತೇವೆ, ಆಯಿತಾ. ಮಗುವಿಗೆ ಪರೀಕ್ಷೆ ಮಾಡ್ತೇವೆ, ಈಗ ಮಗುವಿನ ತೂಕ ಅಥವಾ ಎತ್ತರ ಎಲ್ಲ ಏಜಿಗೆ ಸರಿಯಾಗಿದೆಯಾ ನೋಡ್ತೇವೆ, ರಕ್ತಹೀನತೆ ಸಮಸ್ಯೆ ಇದೆಯಾ ನೋಡ್ತೇವೆ, ಹೊಟ್ಟೆ ಪರೀಕ್ಷೆ ಮಾಡಿ ನೋಡ್ತೇವೆ.

0: ಬೇರೆ ಏನಾದರೂ ಸಮಸ್ಯೆ ಕಾಣಿಸ್ತಾ ಇದೆಯಾ ಅಂತ. ಕೆಲವೊಮ್ಮೆ ಅಗತ್ಯ ಇದ್ದರೆ ಗುದದ್ವಾರದ ಪರೀಕ್ಷೆಯನ್ನು ಮಾಡ್ತೇವೆ. ಅದರ ನಂತರ ಯಾವುದೇ ದೀರ್ಘಕಾಲ ಸಮಸ್ಯೆ ಇದ್ದರೂ ಕೆಲವೊಂದು ಬೇಸಿಕ್ ಬ್ಲಡ್ ಟೆಸ್ಟ್, ರಕ್ತ ಪರೀಕ್ಷೆಯನ್ನು ಮಾಡಿ ರಕ್ತಹೀನತೆ ಇದೆಯಾ, ಇನ್ಫ್ಲಮೇಟರಿ ಪ್ಯಾರಾಮೀಟರ್ಸ್ ಅಂತೇಳಿ ಹೇಳ್ತೇವೆ ಆಯಿತಾ. ಕೆಲವೊಂದು ಸ್ಪೆಷಲಿಸ್ಟ್ ರಕ್ತ ಪರೀಕ್ಷೆ ಬೇಸಿಕ್ ಟೆಸ್ಟ್ಗಳು ಮಾಡಿ ನೋಡ್ತೇವೆ. ಅದರ ನಂತರ ಏನಂತ ಹೇಳಿದ್ರೆ ಅಲ್ಟ್ರಾಸೋನೋಗ್ರಫಿ ಅಂತೇಳಿ ಹೇಳ್ತೇವೆ ಆಯಿತಾ, ಹೊಟ್ಟೆಯ ಸ್ಕ್ಯಾನಿಂಗ್ ಪರೀಕ್ಷೆ ಆಯಿತಾ, ಅದನ್ನು ಮಾಡಿ ಏನಾದರೂ ಸಮಸ್ಯೆ ಇದೆಯಾ ಅಂತೇಳಿ ನೋಡ್ತೇವೆ. ಕೆಲವೊಂದು ಕೇಸ್ಗಳಲ್ಲಿ ಮೂತ್ರ ಪರೀಕ್ಷೆ ಅಥವಾ ಇದು ಮೋಷನ್ ಮಲ ಪರೀಕ್ಷೆಯನ್ನು ಮಾಡಿ ನೋಡ್ಬೋದು. ಇದನ್ನು ನಾವು ಫಸ್ಟ್ ಲೈನ್ ಸ್ಕ್ರೀನಿಂಗ್ ಅಂತೇಳಿ ಹೇಳ್ತೇವೆ ಆಯ್ತು. ಈಗ ಇಷ್ಟು ಮಾಡಿ ನೋಡಿದಾಗ ನಮಗೇನಾದರೂ ಸಮಸ್ಯೆ ಕಂಡು ಬಂತು, ಈಗ ಪರೀಕ್ಷೆ ಮಾಡುವಾಗ ನಮಗೇನು ಗುದದ್ವಾರದಲ್ಲಿ ಗಾಯ ಇದೆ ಅಂತೇಳಿ ಕಾಣಿಸ್ಬೋದು, ರಕ್ತಹೀನತೆ ಕಾಣಿಸ್ಬೋದು, ಅಥವಾ ಶರೀರದಲ್ಲಿ ಪ್ರೋಟೀನ್ ಲೆವೆಲ್ ಕಮ್ಮಿ ಆಗಿರ್ಬೋದು, ಅಥವಾ ಬೇರೆ ಏನಾದರೂ ಅಲ್ಟ್ರಾಸೌಂಡಲ್ಲಿ ಪ್ಯಾಂಕ್ರಿಯಸ್ ಸಮಸ್ಯೆ ಬಂತು ಅಥವಾ ಬೇರೆ ಏನು ಸಮಸ್ಯೆ ಬಂದರೆ ನಾವು ಸೆಕೆಂಡ್ ಲೈನ್ ಸ್ಕ್ರೀನಿಂಗಿಗೆ ಹೋಗ್ತೇವೆ. ಓಕೆ, ಸೊ ಅದರಲ್ಲಿ ಏನು ಬರ್ತದೆ ಅಂದರೆ ಅದು ಮಕ್ಕಳಿನ ಮಕ್ಕಳಿಗೆ ನಾವು ಬೇರೆ ಬೇರೆ ರೀತಿಯ ಪರೀಕ್ಷೆಯನ್ನು ಪ್ಲ್ಯಾನ್ ಮಾಡ್ಬೋದು. ಅದು ಒಬ್ಬ ಮಗುವಿಂದ ಇನ್ನೊಂದು ಮಗುವಿಗೆ ಬೇರೆ ಇರಲಿಕ್ಕೂ ಸಾಕು. ಸೊ ಯೂಶ್ವಲಿ ಅದರಲ್ಲಿ ಏನಂತ ಹೇಳಿದರೆ ಮಗುವಿಗೆ ಎಂಡೋಸ್ಕೋಪಿ ಪರೀಕ್ಷೆ ನಾವು ಅಡ್ವೈಸ್ ಮಾಡ್ಬೋದು ಈ ಥರ ಸಮಸ್ಯೆ ಕಂಡು ಬಂದರೆ. ಓಕೆ, ಅಂದರೆ ಇದು ಇಲ್ಲದಿದ್ದರೆ ಈಗ ಸ್ಕ್ಯಾನಿಂಗಲ್ಲಿ ಏನು ಸಮಸ್ಯೆ ಕಂಡು ಬಂದರೆ ಸಿ ಟಿ ಸ್ಕ್ಯಾನ್ ಅಂತೇಳಿ ಅಥವಾ ಎಮ್ ಆರ್ ಐ ಸ್ಕ್ಯಾನಿಂಗ್ ಹೊಟ್ಟೆದು ಮಾಡುವ ಅವಶ್ಯಕತೆ ಬರುವ ಚಾನ್ಸಸ್ ಇರ್ತದೆ. ಸೊ ಇದೆಲ್ಲ ಇದು ಸೆಕೆಂಡ್ ಲೆವೆಲ್ ಇನ್ವೆಸ್ಟಿಗೇಷನ್ ಅಂತೇಳಿ ಹೇಳ್ತೇವೆ. ಸೊ ಈ ಥರ ನಾವು ಪರೀಕ್ಷೆಯನ್ನು ಪ್ಲ್ಯಾನ್ ಮಾಡ್ತೇವೆ. ಈಗ ಎಲ್ಲ ಮಕ್ಕಳಿಗೆ ಎಲ್ಲ ಪರೀಕ್ಷೆ ಮಾಡ್ತೇವೆ ಅಂತ ಹೇಳಲಿಕ್ಕಾಗೋದಿಲ್ಲ. ಸೊ ಇನಿಷಿಯಲ್ ಸ್ಕ್ರೀನಿಂಗ್ ಅಥವಾ ಇನಿಷಿಯಲ್ ಪರೀಕ್ಷೆಯಲ್ಲಿ ನಮಗೆ ಯಾವ ಥರ ಕಾಣಿಸ್ಕೊಳ್ತದೋ ಅದರ ಮೇಲೆ ಮಗುವಿಗೆ ಎಂಡೋಸ್ಕೋಪಿ ಬೇಕೋ ಇಲ್ವೋ ಅಥವಾ ಮಗುವಿಗೆ ಸಿ ಟಿ ಸ್ಕ್ಯಾನ್ ಅಥವಾ ಎಮ್ ಆರ್ ಐ ಸ್ಕ್ಯಾನ್ ಬೇಕೋ ಇಲ್ವೋ ಅಂತೇಳಿ ಡಿಸೈಡ್ ಮಾಡ್ತೇವೆ. ಸೊ ಮೇ ಬಿ ಒಂದು 10 ಜನರಲ್ಲಿ ಹೋದವರಲ್ಲಿ ಪರೀಕ್ಷೆಯಲ್ಲಿ ಯಾರಿಗೆ ಸಮಸ್ಯೆ ಕಾಣಿಸ್ಕೊಳ್ತದೋ ಸೊ ಅವರಿಗೆ ನಾವು ಈ ಥರ ಅಡ್ವಾನ್ಸ್ಡ್ ಪರೀಕ್ಷೆಗಳು ಬೇಕಾ ಬೇಡ ಅಂತೇಳಿ ಡಿಸೈಡ್ ಮಾಡ್ತೇವೆ.
1: ಈಗ ಎಂಡೋಸ್ಕೋಪಿ ಅಂತ ಹೇಳಿದಾಗ ಇದನ್ನ ಮಕ್ಕಳಲ್ಲಿ ಮಾಡುವಂತದ್ದು ಸುರಕ್ಷಿತವೇ?
0: ಇದು ಒಂದು ಸಾಮಾನ್ಯವಾದ ಕ್ವಶನ್, ನಮ್ಮ ಪೋಷಕರು ನಮಗೆ ಕೇಳ್ತಾರೆ ನಾವು ಎಂಡೋಸ್ಕೋಪಿ ಸಜೆಸ್ಟ್ ಮಾಡಿದ್ರೆ. ಓಕೆ, ಎಂಡೋಸ್ಕೋಪಿ ಅಂದರೆ ಏನು ಅಂತೇಳಿ ಫಸ್ಟ್ ನಾವು ತಿಳ್ಕೊಳ್ಬೇಕು. ಓಕೆ, ಇದರಲ್ಲಿ ಒಂದು ಪೈಪ್ ಇದ್ದು ಒಂದು ಕ್ಯಾಮರಾ ಇರುವಂಥದ್ದು. ಸೊ ಅದರಲ್ಲಿ ಅಪ್ಪರ್ ಮತ್ತು ಲೋವರ್ ಎಂಡೋಸ್ಕೋಪಿ, ಈಗ ಬಾಯಿಯ ಮೂಲಕವೋ ಅಥವಾ ಗುದದ್ವಾರದ ಮೂಲಕವೋ, ಸೊ ಅನ್ನನಾಳ, ಹೊಟ್ಟೆ ಅಥವಾ ಸಣ್ಣ ಕರುಳು ಮೇಲ್ಭಾಗ ಅಥವಾ ದೊಡ್ಡ ಕರುಳು ಮತ್ತು ಸಣ್ಣ ಕರುಳಿನ ಸಮ್ ಪಾರ್ಟ್ ಕೊಲೊನೋಸ್ಕೋಪಿಯಲ್ಲಿ ಗುದದ್ವಾರದ ಮೂಲಕ ಅದರಲ್ಲಿ ನಾವು ನೋಡುವಂಥದ್ದು. ಫಸ್ಟಿಗೆ ನೋಡಿ ಅದರಲ್ಲಿ ಏನಾದರೂ ಸಮಸ್ಯೆ ಕಂಡರೆ, ಓಕೆ, ಅದರಲ್ಲಿ ಹುಣ್ಣುಗಳು ಕಂಡರೆ ಅದರ ಸ್ಯಾಂಪಲ್ ನಾವು ಟೆಸ್ಟಿಗೆ ಕಳಿಸ್ಬೋದು, ಅಥವಾ ಬೇರೆ ಏನಾದರೂ ಸಮಸ್ಯೆ ಇದ್ದರೆ ಥೆರಪ್ಯೂಟಿಕ್ ಎಂಡೋಸ್ಕೋಪಿ ಅಂತ ಹೇಳ್ತೇವೆ. ಕೆಲವೊಮ್ಮೆ ಅದರಲ್ಲಿ ಪಾಲಿಪ್ ಅಂತೇಳಿ ಎಕ್ಸ್ಟ್ರಾ ಗ್ರೋತ್ ಇದ್ದರೆ ಅದನ್ನು ನಾವು ತೆಗೆದು ಅದನ್ನು ಟೆಸ್ಟಿಗೆ ಕಳಿಸ್ಬೋದು. ಸೊ ಮಕ್ಕಳಲ್ಲಿ ಎಂಡೋಸ್ಕೋಪಿ ಮಾಡ್ಬೋದೆಂದರೆ ಹೌದು ಮಾಡಬಹುದು, ಅಗತ್ಯ ಮಾಡ್ಬೋದು. ಸೊ ನಾವು ಯಾವುದು ಮಕ್ಕಳಲ್ಲಿ ಏನಂತೇಳಿದ್ರೆ ಏನು ಸಮಸ್ಯೆ ಇಲ್ಲದಿದ್ರೆ ಮಾಡೋದಿಲ್ಲ, ರಿಸ್ಕ್ ವರ್ಸಸ್ ಬೆನಿಫಿಟ್ ರೇಷಿಯೋ ನೋಡ್ತೆ. ಸೊ ಮಗುವಿಗೆ ಸಮಸ್ಯೆ ಇರ್ಬೋದಾ ಅಂತೇಳಿ ಕೆಲವೊಂದು ಬೇರೆ ಪರೀಕ್ಷೆಗಳ ಮೂಲಕ ಅಥವಾ ರೋಗ ಲಕ್ಷಣವನ್ನು ಅನಲೈಸ್ ಮಾಡಿ ಡಿಸೈಡ್ ಮಾಡ್ತೇವೆ. ಸೊ ಎಂಡೋಸ್ಕೋಪಿ ಬೇಕು ಅಂತೇಳಿದರೆ ಅವರಿಗೆ ಎಂಡೋಸ್ಕೋಪಿ ಮಾಡು ಅಂತೇಳಿ ಅಡ್ವೈಸ್ ಮಾಡ್ತೇವೆ. ಹೌದು, ಈಗ ಏನಂತ ಹೇಳಿದರೆ ಹಳೆ ಕಾಲದಲ್ಲಿಗಿಂತ ಈಗ ಕಾಲಕ್ಕೆ ಎಂಡೋಸ್ಕೋಪ್ಗಳಲ್ಲಿ ಅಂದರೆ ಆ ಮೆಷಿನಲ್ಲಿ ತುಂಬ ಅಡ್ವಾನ್ಸ್ಮೆಂಟ್ ಬಂದಿದೆ. ಈಗ ನಾವು ಏನಂತ ಹೇಳಿದರೆ ನಾವು ಈಗ ಮಾಡ್ತದ್ದು ಫ್ಲೆಕ್ಸಿಬಲ್ ಎಂಡೋಸ್ಕೋಪಿಸ್ ಅಂತೇಳಿ. ಆಯ್ತು, ಮುಂಚೆ ರಿಜಿಡ್ ಎಂಡೋಸ್ಕೋಪಿ ಅಂತ ಇರ್ತದೆ, ಹಾರ್ಡ್ ಆಗಿರುವಂಥದ್ದು. ಸೊ ಅದರಲ್ಲಿ ಏನಂತ ಹೇಳಿದ್ರೆ ಮಾಡುವ ಕಾಲದಲ್ಲಿ ಸ್ವಲ್ಪ ಗಾಯ ಆಗುವಂಥದ್ದು ಒಳಗಡೆ, ಅದರಲ್ಲೆಲ್ಲ ಸಮಸ್ಯೆ ಜಾಸ್ತಿ ಬರುವಂಥ ಚಾನ್ಸಸ್ ಇರ್ತಿತ್ತು. ಈಗ ನಾವು ಮಾಡುವಂಥದ್ದು ಫ್ಲೆಕ್ಸಿಬಲ್ ಎಂಡೋಸ್ಕೋಪಿ. ಓಕೆ, ತುಂಬ ಅಡ್ವಾನ್ಸಸ್ ಬಂದಿದೆ, ಹೈ ರೆಸೊಲ್ಯೂಷನ್ ಫ್ಲೆಕ್ಸಿಬಲ್ ಎಂಡೋಸ್ಕೋಪಿಸ್. ಸೊ ಅದರಲ್ಲಿ ನಾವು ಸೇಫ್ ಆಗಿ ಈಗ ಏನು ತೊಂದರೆ ಆಗದ ಹಾಗೆ ಇದು ಎಂಡೋಸ್ಕೋಪಿ ಪರೀಕ್ಷೆಗಳನ್ನು ಮಾಡ್ಬೋದು. ಓಕೆ, ಕೆಲವೊಬ್ರು ಹೇಳ್ತಾರೆ ಇದೇನು ಶಸ್ತ್ರಚಿಕಿತ್ಸೆ, ಮಗುವಿಗೆ ಹೊಟ್ಟೆಯಲ್ಲಿ ಗಾಯ ಆಗ್ತದೆ ಅಂತೇಳಿ ಎಂಡೋಸ್ಕೋಪಿ ಮಾಡುವಾಗ. ಸೊ ಯೂಶ್ವಲಿ ಏನು ಗಾಯಗಳು ಇರುವುದಿಲ್ಲ. ಓಕೆ, ಇದು ಯಾಕೆಂದರೆ ನಾವು ನ್ಯಾಚುರಲ್ ಹೋಲಲ್ಲೇ ಇದು ಒಳಗಡೆ ಹೋಗಿ ನೋಡುವಂಥದ್ದು. ಸೊ ಯೂಶ್ವಲಿ ಮಗುವಿಗೆ ಏನು ಗಾಯ ಇರುವುದಿಲ್ಲ. ಆಯಿತು, ಏನು ನೋವಾಗ್ತದೆ ಕೇಳ್ತಾರೆ. ಸೊ ಯೂಶ್ವಲಿ ಏನಂದರೆ ಮಕ್ಕಳಲ್ಲಿ ನಾವು ಎಂಡೋಸ್ಕೋಪಿ ಮಾಡೋ ಸೆಡೇಷನ್ ಅಂತೇಳಿ ಯೂಸ್ ಮಾಡ್ತೇವೆ. ಅಂದರೆ ಸೆಡೇಷನ್ ಅಂತ ಹೇಳಿದ್ರೆ ಮೈನರ್ ಫಾರ್ಮ್ ಆಫ್ ಅನಸ್ಥೇಸಿಯಾ. ಓಕೆ, ಸೊ ಮಗುವನ್ನು ಕಂಫರ್ಟೇಬಲ್ ಆಗಿ ಮಲಗಿಸಿ ಕೆಲವೊಂದು ಮದ್ದುಗಳನ್ನು ಕೊಟ್ಟು ಎಂಡೋಸ್ಕೋಪಿ ಪರೀಕ್ಷೆ ಮಾಡಿ ಮಗು ಎಂಡೋಸ್ಕೋಪಿ ಪರೀಕ್ಷೆ ಆದ ನಂತರ ಹೇಳುವ ಹಾಗೆ ಮಾಡ್ತೇವೆ. ಸೊ ಅದರಲ್ಲಿ ಏನು ಮೇಜರ್ ನೋವುಗಳು ಇರುವುದಿಲ್ಲ. ಓಕೆ, ಮಗುವಿನ ಇಂಡಿಕೇಶನ್ ನೋಡಿ.

0: ಸಮಸ್ಯೆಯನ್ನು ನೋಡಿ. ಓಕೆ, ಕೆಲವೊಮ್ಮೆ ಒಂದು ದಿನದ ಇದು ಆಸ್ಪತ್ರೆ ಸ್ಟೇ ಅಬ್ಸರ್ವೇಷನ್ಗೆ ಅಡ್ವೈಸ್ ಮಾಡ್ಬೋದು. ಇಲ್ಲದಿದ್ದರೆ ಸುಮಾರು ಟೈಮಲ್ಲಿ ಡೇ ಕೇರ್ ಅಂತ ಹೇಳ್ತು, ಮಗು ಅಲ್ಲಿ ಹೊಟ್ಟೆಯಲ್ಲಿ ಬೆಳಿಗ್ಗೆ ಬಂದರೆ ಟೆಸ್ಟ್ ಮಾಡಿ ಮಧ್ಯಾಹ್ನ ಹೊತ್ತು ಸಂಜೆ ಕಳಿಸುವಂಥದ್ದು ಉಂಟು. ಓಕೆ, ಸೆಡೇಷನ್ ಬೇಕಾಗಿರೋದ್ರಿಂದಾಗಿ ಮಗು ಸ್ವಲ್ಪ ಒಂದು 6 ಗಂಟೆ ಖಾಲಿ ಹೊಟ್ಟೆಯಲ್ಲಿ ಇರಬೇಕಾಗ್ತದೆ ಪರೀಕ್ಷೆ. ಸೊ ಓವರ್ಆಲ್ ನಾನು ಹೇಳೋದಾದರೆ ಎಂಡೋಸ್ಕೋಪಿ ಮಗುವಲ್ಲಿ ಸುರಕ್ಷಿತವಾಗಿ ಮಾಡ್ಬೋದು, ಬಟ್ ಅಗತ್ಯ ಇದ್ರೆ ಮಾಡಬೇಕಾಗ್ತದೆ. ಓಕೆ
1: ಓಕೆ ಡಾಕ್ಟರ್, ಈಗ ಕಡೆಯದಾಗಿ ಈ ಮಕ್ಕಳಲ್ಲಿ ಹೊಟ್ಟೆನವನ್ನ ತಡೆಗಟ್ಟಬೇಕಾದ್ರೆ ಪೋಷಕರು ದಿನನಿತ್ಯ ಯಾವ ರೀತಿಯಂತಹ ಮುನ್ನೆಚ್ಚರಿಕೆಗಳನ್ನ ವಹಿಸ್ಕೋಬೇಕಾಗುತ್ತೆ?
0: ಹೌದು, ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತೇಳಿ ಹೇಳ್ತೇವೆ. ಆಯ್ತಾ, ರೋಗ ತಡೆಗಟ್ಟುವುದು ಬೆಸ್ಟ್. ಓಕೆ, ಏನಿದ್ರು ರೋಗ ಬಂದ ನಂತರ ನಾವು ಅದನ್ನು ಚಿಕಿತ್ಸೆ ಪಡ್ಕೊಳ್ಬೇಕಾಗ್ತದೆ. ಸೊ ಹೆಲ್ದಿ ಲೈಫ್ ಸ್ಟೈಲ್ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್. ಈಗ ಇದರ ಬಗ್ಗೆ ನಮ್ಮ ಬ್ಯುಸಿ ಲೈಫ್ ಸ್ಟೈಲಲ್ಲಿ ಇದರ ಬಗ್ಗೆ ಇಂಪಾರ್ಟೆನ್ಸ್ ಕಮ್ಮಿ ಆಗ್ತಾ ಇದೆ. ಓಕೆ, ಸೊ ಈಗ ಹೆಲ್ದಿ ಲೈಫ್ ಸ್ಟೈಲ್ ಅಂದರೆ ಒಂದು ಹೆಲ್ದಿ ಡಯಟ್. ಓಕೆ, ಆಹಾರ ಪದ್ಧತಿಯಲ್ಲಿ ನಾವು ವ್ಯತ್ಯಾಸ ಮಾಡಿಕೊಳ್ಬೇಕು. ಈಗ ಆಹಾರದಲ್ಲಿ ನಾರಿನ ಅಂಶ ಕಮ್ಮಿ ಆಗ್ತಾ ಇದೆ, ಅದನ್ನು ಜಾಸ್ತಿ ಮಾಡಬೇಕು. ಹೇಗೆ ಜಾಸ್ತಿ ಮಾಡೋದಂದರೆ ತರಕಾರಿ ಹಣ್ಣು ಸೇವನೆ ಅಥವಾ ಕಾಳುಗಳು, ಓಕೆ, ಅಂದರೆ ಹೋಲ್ ಗ್ರೇನ್ಸ್ ಅಂತ ಹೇಳ್ತೇವೆ, ಸೇವನೆ ಜಾಸ್ತಿ ಮಾಡಬೇಕು. ಓಕೆ, ಇನ್ನು ಎಂಥದ್ದು ನೀರು ಕುಡಿಯುವಂಥದ್ದು ಕಮ್ಮಿ ಆಗ್ತಾ ಇದೆ. ಓಕೆ, ಸೊ ಅಟ್ಲೀಸ್ಟ್ ನಮ್ಮ ದೊಡ್ಡ ಮಕ್ಕಳಲ್ಲಿ ಅಟ್ಲೀಸ್ಟ್ 1.5 ಲೀಟರಿಂದ 2 ಲೀಟರಷ್ಟು ದಿನಗಳು ಕುಡಿಯುವಂಥದ್ದು ತುಂಬ ಮುಖ್ಯ. ಈಗ ಜಂಕ್ ಫುಡ್ ಸೇವನೆ ತಿನ್ನಲೇಬೇಡಿ ಅಂತೇಳಿ ನಾವು ಈಗ ಹೇಳಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ನಮ್ಮ ಸುಮಾರು ಒಕೇಶನ್ ಇರ್ತದೆ, ಫ್ಯಾಮಿಲಿಯಲ್ಲಿ ಏನೋ ಫಂಕ್ಷನ್ ಇರ್ಬೋದು, ಆ ಟೈಮಲ್ಲಿ ಸೇವನೆ ಆಗಿ ಆಗ್ತದೆ. ಬಟ್ ಅದನ್ನು ರಿಸ್ಟ್ರಿಕ್ಟ್ ಮಾಡುವಂಥದ್ದು, ಅದನ್ನು ತಿಂಗಳಿಗೊಮ್ಮೆ ಅಥವಾ ತಿಂಗಳಿಗೆ 2 ಸತಿಯೋ ಸೊ ಆ ಥರ ಸೇವನೆ, ಮತ್ತು ಉಳಿದ ದಿನ ನಾವು ನಮ್ಮ ರೆಗ್ಯುಲರ್ ಫುಡ್, ನಮ್ಮ ಹಿರಿಯರು ಏನು ತಿನ್ಕೊಳ್ತಾ ಬಂದಿದ್ದಾರೋ ಅದನ್ನೇ ಸೇವನೆ ಮಾಡುವಂಥದ್ದು ಒಳಿತ್ತು.
1: ಧನ್ಯವಾದಗಳು ಡಾಕ್ಟರ್, ಇಷ್ಟೊತ್ತು ಈ ಮಕ್ಕಳಲ್ಲಿ ಕಂಡು ಬರುವಂತಹ ಹೊಟ್ಟೆ ನೋವಿನ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡಿದ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು.
0: ಧನ್ಯವಾದ.
2: ಇದುವರೆಗೆ ಮಕ್ಕಳಲ್ಲಿ ಕಂಡುಬರುವ ಹೊಟ್ಟೆ ನೋವು ಈ ಕುರಿತು ಡಾಕ್ಟರ್ ಪ್ರಸಾದ್ BS ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸಿದ ಸಂದರ್ಶನ ಕೇಳಿದಿರಿ. ರಾಜ್ಯ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಮಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.
3: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ PMKSY ಈ ಕುರಿತು ವಿಜಯನಗರ ಜಿಲ್ಲೆ ಕೃಷಿ ಇಲಾಖೆಯ ಉಪ ಕೃಷಿ ನಿರ್ದೇಶಕರಾದ ಶ್ರೀ ವಾಮದೇವ ಕೊಳ್ಳಿ ಅವರಿಂದ ಮಾಹಿತಿ.
5: ನಮ್ಮ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯು ಕೇಂದ್ರ ಪುರಸ್ಕೃತ ಯೋಜನೆಯಾಗಿದ್ದು July 1, 2015 ಈ ಯೋಜನೆ ಪ್ರಾರಂಭವಾಯಿತು. ಈ ಯೋಜನೆಯ ಮುಖ್ಯ ಧ್ಯೇಯಗಳು ಏನಂತಂತಂದರೆ ಪ್ರತಿ ಹನಿಗೂ ಹೆಚ್ಚು ಬೆಳೆ, ಅಂದರೆ ಪರ್ ಡ್ರಾಪ್ ಮೋರ್ ಕ್ರಾಪ್, ಮತ್ತು ಪ್ರತಿ ಜಮೀನಿಗೂ ನೀರು, ರೈತರಿಗೆ ನೀರಾವರಿ ಸೌಲಭ್ಯ ಒದಗಿಸುವ, ನೀರಿನ ಬಳಕೆಯ ದಕ್ಷತೆ ಹೆಚ್ಚಿಸುವ ಹಾಗೂ ಮಣ್ಣು ಮತ್ತು ನೀರು ಸಂರಕ್ಷಣೆ ಮಾಡುವ ಗುರಿಯೊಂದಿಗೆ ಈ ಯೋಜನೆ ಪ್ರಾರಂಭವಾಯಿತು. ಈ ಯೋಜನೆ ಪೂರ್ವಾವಧಿಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ನೀರಾವರಿ ಯೋಜನೆ ಅಂತೇಳಿ ಡಿಸ್ಟ್ರಿಕ್ಟ್ ಇರಿಗೇಷನ್ ಪ್ಲಾನ್ ಅಂತೇಳಿ ತಯಾರು ಮಾಡಿಕೊಳ್ಳಲಾಗಿತ್ತು. ಆ ಒಂದು ಪ್ಲಾನ್ ಆಧಾರ ಮೇಲೆ ಈ ಒಂದು ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗ್ತಿದೆ. ಈ ಯೋಜನೆಯಡಿ ಬರುವ ಪ್ರಮುಖ ಕಾರ್ಯಕ್ರಮಗಳು ಅಂದರೆ ಘಟಕಗಳು ಯಾವೆಂದರೆ, ಮೊದಲೇದಾಗಿ ತ್ವರಿತ ನೀರಾವರಿ ಲಾಭದ ಕಾರ್ಯಕ್ರಮ ಅಂತೇಳಿ, ಎಕ್ಸಲರೇಟೆಡ್ ಇರಿಗೇಷನ್ ಬೆನಿಫಿಟ್ ಪ್ರೋಗ್ರಾಮ್ ಅಂತೇಳಿ. ಈ ಒಂದು ಕಾರ್ಯಕ್ರಮದಲ್ಲಿ ದೊಡ್ಡ ಮತ್ತು ಮಧ್ಯಮ ನೀರಾವರಿ ಯೋಜನೆಗಳನ್ನು ಆದಷ್ಟು ಬೇಗನೆ ಪೂರ್ಣಗೊಳಿಸುವುದು ಮುಖ್ಯವಾಗಿರುತ್ತದೆ. ತದನಂತರ ಎರಡನೇದಾಗಿ ಹರ್ ಖೇತ್ ಕೋ ಪಾನಿ ಅಂತೇಳಿ, ಪ್ರತಿ ಜಮೀನಿಗೂ ನೀರು, ಹೊಸ ನೀರಾವರಿ ಮೂಲಗಳನ್ನು ಸೃಷ್ಟಿಸುವುದು, ಜಲಮೂಲಗಳ ಮರುಸ್ಥಾಪನೆ ಮತ್ತು ಸಣ್ಣ ನೀರಾವರಿ ಸೌಲಭ್ಯವನ್ನು ಒದಗಿಸುವುದು ಈ ಕಾರ್ಯಕ್ರಮದ ಉದ್ದೇಶ ಆಗಿರುತ್ತದೆ. ಈ ಎರಡೂ ಕಾರ್ಯಕ್ರಮಗಳನ್ನು ನೀರಾವರಿ ಇಲಾಖೆಯಿಂದ ಅನುಷ್ಠಾನಗೊಳಿಸಲಾಗುತ್ತದೆ. ಇನ್ನು ಕೃಷಿ ಮತ್ತು ಜಲಾನಯನ ಅಭಿವೃದ್ಧಿ ಇಲಾಖೆಗೆ ಸಂಬಂಧಪಟ್ಟಂತೆ ಪ್ರತಿ ಹನಿ ಹೆಚ್ಚು ಬೆಳೆ, ಪರ್ ಡ್ರಾಪ್ ಮೋರ್ ಕ್ರಾಪ್ ಅಂತೇಳಿ, ಇದು ಸೂಕ್ಷ್ಮ ನೀರಾವರಿ ಯೋಜನೆ. ಇದರ ಉದ್ದೇಶ ಹೊಲ ಮತ್ತು ಜಮೀನುಗಳ ಮಟ್ಟದಲ್ಲಿ ನೀರನ್ನು ಮಿತವಾಗಿ ಮತ್ತು ಸಮರ್ಪಕವಾಗಿ ಬಳಸುವ ಸಲುವಾಗಿ ಹನಿ ನೀರಾವರಿ ಅಂದರೆ ಡ್ರಿಪ್ ಅಂತೇಳಿ ಮತ್ತು ತುಂತುರು ನೀರಾವರಿ ಅಂದರೆ ಸ್ಪ್ರಿಂಕ್ಲರ್ ಅಂತೇಳಿ ಈ ಪದ್ಧತಿಗಳನ್ನು ಅನುಸರಿಸಲು ಉತ್ತೇಜನ ನೀಡಲಾಗುತ್ತದೆ. ಮತ್ತು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಜಲಾನಯನ ಅಭಿವೃದ್ಧಿ ಘಟಕ ಅಂತೇಳಿ ಈ ಒಂದು ಕಾರ್ಯಕ್ರಮವನ್ನು ಸಹ ಈ ಒಂದು ಯೋಜನೆಯಲ್ಲಿ ಅನುಷ್ಠಾನಗೊಳಿಸಲಾಗುತ್ತದೆ. ಇದರ ಉದ್ದೇಶ ಮಳೆ ನೀರು ಕೊಯ್ಲು, ಮಣ್ಣು ಮತ್ತು ನೀರು ಸಂರಕ್ಷಣೆ ಮಾಡುವುದು, ಭೂ ಅಭಿವೃದ್ಧಿಯನ್ನು ಮಾಡುವುದು. ಇದಲ್ಲದೆ ಇತರ ಉಪಚಾರಗಳು ಅಂತೇಳಿ ಮತ್ತೊಂದು ಕಾರ್ಯಕ್ರಮ ಸಹ ಇರುತ್ತದೆ. ಈ ಒಂದು ಕಾರ್ಯಕ್ರಮದಲ್ಲಿ ಮಳೆ ನೀರು ಸಂರಕ್ಷಣೆ, ಅಂತರ್ಜಲ ಹೆಚ್ಚಳ ಮಾಡುವುದು ಮತ್ತು ನೀರಿನ ಸಮರ್ಪಕ ಬಳಕೆ ಬಗ್ಗೆ ಉತ್ತೇಜನ ನೀಡುವುದು. ಈಗ ಕೃಷಿ ಮತ್ತು ಜಲಾನಯನ ಅಭಿವೃದ್ಧಿ ಇಲಾಖೆಯಿಂದ ಅನುಷ್ಠಾನಗೊಳಿಸುತ್ತಿರುವ ಕಾರ್ಯಕ್ರಮದ ಬಗ್ಗೆ ನಾವು ಕೂಲಂಕುಷವಾಗಿ ನೋಡೋದಾದರೆ, ಈಗ ನಮ್ಮ ಕರ್ನಾಟಕ ರಾಜ್ಯ ಅತಿ ಹೆಚ್ಚು ಒಣಭೂಮಿಯನ್ನು ಹೊಂದಿದೆ.

ಅಥವಾ ಎರಡನೇ ರಾಜ್ಯ ಆಗಿರುತ್ತದೆ. ಈ ಕಾರಣದಿಂದ ರಾಜ್ಯದಲ್ಲಿ 2003 ಮತ್ತು 2004 ಸೂಕ್ಷ್ಮ ನೀರಾವರಿ ಯೋಜನೆಯಡಿ ಹನಿ ಮತ್ತು ತುಂತುರು ನೀರಾವರಿ ಘಟಕಗಳನ್ನು ಸಹಾಯಧನದಡಿ ರೈತರಿಗೆ ವಿತರಿಸಲಾಗುತ್ತದೆ. ಇದಲ್ಲದೆ 2005-2006 ಕೇಂದ್ರ ಸರ್ಕಾರವು ಸಹ ಈ ಕಾರ್ಯಕ್ರಮದಡಿ ಸಹಾಯಧನ ಒದಗಿಸುತ್ತಿದೆ. 2015-16 ಸಾಲಿನಿಂದ ಈ ಸೂಕ್ಷ್ಮ ನೀರಾವರಿ ಕಾರ್ಯಕ್ರಮವನ್ನು PMKSY PDMC ಘಟಕದಡಿ ಅನುಷ್ಠಾನಗೊಳಿಸಲು ಪ್ರಾರಂಭ ಮಾಡಲಾಯಿತು. ಈಗ ಇತ್ತೀಚೆಗೆ 2023-2024 ಸಾಲಿನಿಂದ ಈ ಕಾರ್ಯಕ್ರಮವನ್ನು ಪ್ರಧಾನಮಂತ್ರಿ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಪರ್ ಡ್ರಾಪ್ ಮೋರ್ ಕ್ರಾಪ್ ಘಟಕದಡಿ ಅನುಷ್ಠಾನಗೊಳಿಸಲಾಗುತ್ತದೆ. ಈ ಒಂದು ಸೂಕ್ಷ್ಮ ನೀರಾವರಿ ಕಾರ್ಯಕ್ರಮದಡಿಯಲ್ಲಿ ನಮ್ಮ ರೈತರಿಗೆ 2 ಹೆಕ್ಟೇರ್ವರೆಗೂ, ಅಂದರೆ ಸಣ್ಣ ರೈತರಿರ್ಬೋದು, ದೊಡ್ಡ ರೈತರಿರ್ಬೋದು ಅಥವಾ ಅತಿ ಸಣ್ಣ ರೈತರಿರ್ಬೋದು, ಅವರಿಗೆ ಕೇಂದ್ರ ಸರ್ಕಾರದಿಂದ 63% ಸಹಾಯಧನ, ರಾಜ್ಯ ಸರ್ಕಾರದಿಂದ 57% ಸಹಾಯಧನ, ಒಟ್ಟಾರೆ 90% ಸಹಾಯಧನ ಕೊಡಲಾಗ್ತಿದೆ. ಅದೇ ರೀತಿ 2 ಹೆಕ್ಟೇರ್ ಒಳಗೆ ಬರ್ತಕ್ಕಂಥ ದೊಡ್ಡ ರೈತರಿಗೂ ಸಹ ಕೇಂದ್ರ ಸರ್ಕಾರದಿಂದ 27% ಸಹಾಯಧನ, ರಾಜ್ಯ ಸರ್ಕಾರದಿಂದ 63% ಸಹಾಯಧನ, ಒಟ್ಟಾರೆ 90% ಸಹಾಯಧನವನ್ನು ಕೊಡಲಾಗ್ತಿದೆ. ಮತ್ತು 2 ಹೆಕ್ಟೇರ್ಗಿಂತ ಜಾಸ್ತಿ ಇದ್ದು 5 ಹೆಕ್ಟೇರ್ಗಳ ಒಳಗೆ ಇರತಕ್ಕಂಥ ರೈತರಿಗೆ ಕೇಂದ್ರ ಸರ್ಕಾರದಿಂದ 27% ಸಹಾಯಧನ, ರಾಜ್ಯ ಸರ್ಕಾರದಿಂದ 18% ಸಹಾಯಧನ, ಒಟ್ಟಾರೆ 45% ಸಹಾಯಧನ ನೀಡಲಾಗ್ತಿದೆ. ಈ ಒಂದು ಸೌಲಭ್ಯವನ್ನು ಪಡಲಿಕ್ಕೆ ನಮ್ಮ ರೈತರು ಏನು ಮಾಡ್ಬೇಕಂತಂದ್ರೆ, ಪ್ರತಿಯೊಬ್ಬ ರೈತರು ಅವರ ಜಮೀನಿನಲ್ಲಿ ನೀರಾವರಿ ಮೂಲವನ್ನು ಹೊಂದಿರುವಂಥ ರೈತರು ಇರಬೇಕು. ಅವ್ರಿಗಷ್ಟೇ ಈ ಸೌಲಭ್ಯವನ್ನು ಕೊಡಲಾಗ್ತದೆ ಮತ್ತು ಪ್ರತಿ 7 ವರ್ಷಕ್ಕೊಮ್ಮೆ ಈ ಸವಲತ್ತನ್ನು ನೀಡಲಾಗುತ್ತದೆ. ಒಂದ್ಸಲ ಅವರು ಈ ಸವಲತ್ತನ್ನು ಪಡ್ಕೊಂಡ್ರೆ ಮುಂದೆ 7 ವರ್ಷದವರೆಗೂ ಅವರು ಮತ್ತೆ ಈ ಸವಲತ್ತನ್ನು ಪಡ್ಕೊಳ್ಳೋಕೆ ಕಾಯಬೇಕಾಗುತ್ತೆ. ಇದು ಕಾರ್ಯಕ್ರಮದಡಿ ನಮಗೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದಿಂದ ಅನುದಾನ ಯಾವ ರೀತಿ ಬರುತ್ತದೆ ಅಂದರೆ, ಈಗ ಕೇಂದ್ರೀಯ ಅಂತರ್ಜಲ ಮಂಡಳಿ ಅಂತೇಳಿ, ಅಂದರೆ ಸೆಂಟ್ರಲ್ ಗ್ರೌಂಡ್ ವಾಟರ್ ಬೋರ್ಡ್ ಅಂತೇಳಿ, ಅವರು ನಮ್ಮ ತಾಲೂಕುಗಳನ್ನು ಅಂತರ್ಜಲ ಮಟ್ಟದ ಆಧಾರದ ಮೇಲೆ ವರ್ಗೀಕರಣ ಮಾಡಿದರೆ ಅತಿ ಹೆಚ್ಚು ಅಂತರ್ಜಲ ಉಪಯೋಗಿಸಿರುವ ತಾಲೂಕುಗಳಂದರೆ ಓವರ್ ಎಕ್ಸ್ಪ್ಲಾಯ್ಟೆಡ್ ತಾಲೂಕು, ಸಂದಿಗ್ಧತೆ ತಾಲೂಕುಗಳು ಅಂದರೆ ಕ್ರಿಟಿಕಲ್ ಸ್ಟೇಜಲ್ಲಿ ಇರತಕ್ಕಂಥ ತಾಲೂಕುಗಳು, ಅರೆ ಸಂದಿಗ್ಧತೆ ಅಂತಂದರೆ ಸೆಮಿ ಕ್ರಿಟಿಕಲ್ ಹಂತದಲ್ಲಿರ್ತಕ್ಕಂಥ ತಾಲೂಕುಗಳು, ಅದೇ ರೀತಿ ಸುರಕ್ಷತೆ ಮಟ್ಟದಲ್ಲಿರ್ತಕ್ಕಂಥ ತಾಲೂಕುಗಳು ಅಂತ ಅವರು ವರ್ಗೀಕರಣ ಮಾಡಿದರೆ ಓವರ್ ಎಕ್ಸ್ಪ್ಲಾಯ್ಟೆಡ್ ಬರ್ತದೆ, ಅಲ್ಲಿಗೆ ಹೆಚ್ಚಿನ ಒಂದು ಅನುದಾನ ನಮಗೆ ಈ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಈ ಒಂದು ಕಾರ್ಯಕ್ರಮದಲ್ಲಿ ರೈತರು ಸವಲತ್ತನ್ನು ಪಡೆಯಲು ಅವರು ಕಡ್ಡಾಯವಾಗಿ FID ಅಂತೇಳಿ, ಈ ಫ್ರೂಟ್ಸ್ ತಂತ್ರಾಂಶದಲ್ಲಿ ಅವರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ಬೇಕು. ಅವರಿಗೆ ಒಂದು FID ನಂಬರ್ ಇರುತ್ತೆ, ಐಡೆಂಟಿಫಿಕೇಷನ್ ನಂಬರು, ಫಾರ್ಮರ್ ರಿಜಿಸ್ಟ್ರೇಷನ್ ಆ್ಯಂಡ್ ಯೂನಿಫೈಡ್ ಬೆನಿಫಿಷರಿ ಇನ್ಫಾರ್ಮೇಷನ್ ಸಿಸ್ಟಮ್, ಇದರಲ್ಲಿ ಈ ಒಂದು ತಂತ್ರಾಂಶದಲ್ಲಿ ಅವರು ನೋಂದಾವಣೆ ಮಾಡಿಕೊಂಡ್ರೆ ಅವರಿಗೆ FID ಬರುತ್ತೆ. ಆ FID ಆಧಾರದ ಮೇಲೆ ಅವರು KKisan ಪೋರ್ಟಲ್ನಲ್ಲಿ ಅವರು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿರ್ತದೆ. ಇಲ್ಲದಿದ್ದರೆ ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ಮಾಡಿದರೆ ಅಲ್ಲೇ ಸಹ ಅರ್ಜಿ ಅವರು ಕೊಡಬಹುದಾಗಿರ್ತದೆ. ಅವರು ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಅವರ ವೈಯಕ್ತಿಕ ವಿವರಗಳು ಒಳಗೊಂಡ ಒಂದು ನಮೂನೆಯಲ್ಲಿ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಮೊಬೈಲ್ ಸಂಖ್ಯೆ, ಪಹಣಿ, ಆಧಾರ್ ಪ್ರತಿ, ಆಮೇಲೆ ಚೆಕ್ಬುಕ್ಕು ಪ್ರತಿ, ನೀರಿನ ಮೂಲದ ಪ್ರಮಾಣ ಪತ್ರ, ವೋಟರ್ ID ಮತ್ತು ಭಾವಚಿತ್ರ, ಬ್ಯಾಂಕ್ ಖಾತೆ ವಿವರ, ಕ್ಯಾಸ್ಟ್ ಸರ್ಟಿಫಿಕೇಟು, ಆಮೇಲೆ ಶಾಪ ಕಾಗದ ಒಂದು ಕೊಡಬೇಕಾಗುತ್ತೆ 100 ರೂಪಾಯಿದ್ದು. ರೈತರ ವಂತಿಕೆ ಏನು 90% ಸಹಾಯಧನ ಅವರಿಗೆ ಬರುತ್ತೆ, ಇನ್ನು 10% ರೈತರ ವಂತಿಕೆ ಪಾವತಿಸಬೇಕಾಗಿರ್ತದೆ. ಆ ಒಂದು ಪಾವತಿ ಮಾಡೋರ ಬಗ್ಗೆ RTGS ಒಂದು ಸ್ಲಿಪ್ ಸಹ ಕೊಡಬೇಕಾಗುತ್ತೆ. ಈ ಎಲ್ಲ ಒಂದು ಅನುಷ್ಠಾನವನ್ನು ಗಮನಿಸಲು ನಮಗೆ ಜಿಲ್ಲಾ ಮಟ್ಟದಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ಇಂಪ್ಲಿಮೆಂಟೇಷನ್ ಕಮಿಟಿ ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಸಹ ಇರುತ್ತೆ. ಈ ಒಂದು ಯೋಜನೆಯನ್ನು ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ಮತ್ತು ರೇಷ್ಮೆ ಇಲಾಖೆಯಿಂದ ಅನುಷ್ಠಾನಗೊಳಿಸಲಾಗ್ತಿದೆ. ಇನ್ನು ಎರಡನೇದಾಗಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಜಲಾನಯನ ಅಭಿವೃದ್ಧಿ ಘಟಕ, ಈ ಒಂದು ಕಾರ್ಯಕ್ರಮದಲ್ಲಿ ಗೊಂಚಲು ಕಿರು ಜಲಾನಯನ ಪ್ರದೇಶಗಳ ಇರುವ ಉಪ ಜಲಾನಯನ, ಅಂದರೆ ಸಾಮಾನ್ಯವಾಗಿ 5,000 ಹೆಕ್ಟೇರ್ ಭೂಜಲ ಘಟಕಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ದಿಬ್ಬದಿಂದ ಕಣಿವೆವರೆಗೆ ಉಪಚಾರಗೊಳಿಸುವ ತತ್ವದ ಆಧಾರದ ಮೇಲೆ ಅಭಿವೃದ್ಧಿ ಕಾರ್ಯಕ್ರಮವನ್ನು ಕಾರ್ಯಗತಗೊಳಿಸಲಾಗುತ್ತದೆ. ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶಗಳೇನೆಂದರೆ, ನೈಸರ್ಗಿಕ ಸಂಪನ್ಮೂಲಗಳನ್ನು ಉತ್ತಮವಾಗಿ ನಿರ್ವಹಿಸಿ ಕೃಷಿ ಭೂಮಿಯ ಫಲವತ್ತತೆ ಹಾಗೂ ಅದರ ಉತ್ಪನ್ನ ಶಕ್ತಿಯನ್ನು ಹೆಚ್ಚಿಸುವುದು, ವ್ಯವಸಾಯಕ್ಕೆ ಯೋಗ್ಯವಲ್ಲದ ಭೂಮಿಯನ್ನು ಕೃಷಿ ಯೋಗ್ಯ ಭೂಮಿಯನ್ನಾಗಿ ಪರಿವರ್ತಿಸುವುದು, ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆ ಮಾಡಲು ಸ್ಥಳೀಯ ಸಮುದಾಯ ಸಂಘಟನೆಗಳ ಸಾಮರ್ಥ್ಯವನ್ನು ಹೆಚ್ಚಿಸುವುದು, ಜಲಾನಯನ ಪ್ರದೇಶದಲ್ಲಿ ವಾಸಿಸುತ್ತಿರುವ ಜೀವನ ಮಟ್ಟ ಸುಧಾರಣೆಗೊಳಿಸುವುದರಿಂದ ದುರ್ಬಲ ವರ್ಗದ ಜನರ ಕೌಶಲ್ಯವನ್ನು ಹೆಚ್ಚಿಸಿ ಅವರಿಗೆ ಉದ್ಯೋಗಾವಕಾಶಗಳನ್ನು ಒದಗಿಸುವುದು. ಈ ಕಾರ್ಯಕ್ರಮದಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ 60% ಮತ್ತು 40% ಅನುಪಾತದಲ್ಲಿ ವಿವಿಧ ಚಟುವಟಿಕೆಗಳ ಅನುಷ್ಠಾನಕ್ಕಾಗಿ ಅನುದಾನವನ್ನು ಬಿಡುಗಡೆ ಮಾಡಲಾಗುತ್ತದೆ. ಈ ಕಾರ್ಯಕ್ರಮದಡಿ ಅಭಿವೃದ್ಧಿಗಾಗಿ ಆಯ್ಕೆ ಮಾಡಲಾದ ಉಪಜಲಾನಯನ ಪ್ರದೇಶಗಳನ್ನು ಒಳಗೊಂಡ ತಾಲೂಕು, ಸಮತಟ್ಟಾದ ಅಥವಾ ಪ್ಲೇನ್ ಏರಿಯಾದಲ್ಲಿ ಬರ್ತಿದ್ರೆ ಅಂಥ ತಾಲೂಕುಗಳಿಗೆ ₹22,000 per hectare ಮೊತ್ತವನ್ನು, ಮತ್ತು ಆಯ್ಕೆ ಮಾಡಲಾದ ಉಪಜಲಾನಯನ ಪ್ರದೇಶಗಳು ಒಳಗೊಂಡ ತಾಲೂಕು, ಗುಡ್ಡಗಾಡ ಪ್ರದೇಶದಲ್ಲಿ ಅಂದರೆ ಹಿಲ್ಲಿ ಏರಿಯಾದಲ್ಲಿ ಬರ್ತಿದ್ರೆ ಅಂಥ ಪ್ರದೇಶಕ್ಕೆ ₹28,000 per hectare ಮೊತ್ತವನ್ನು ಅಭಿವೃದ್ಧಿಗಾಗಿ ನಿಗದಿಪಡಿಸಲಾಗಿರುತ್ತದೆ. ಈ ಯೋಜನೆ ಅವಧಿ 5 ವರ್ಷಗಳಿಗೆ ನಿಗದಿಪಡಿಸಲಾಗಿರುತ್ತದೆ. ಪೂರ್ವ ಸಿದ್ಧತೆ ಹಂತ, ಜಲಾನಯನ ಕಾಮಗಾರಿಗಳ ಹಂತ
ಹಾಗೂ ಕ್ರೋಢೀಕರಣ ಮತ್ತು ಹಿಂಪಡೆಯಕ

0: ಕ್ಷೇತ್ರಗಳಲ್ಲಿ ಅನುಷ್ಠಾನಗೊಳಿಸಲಾಗುತ್ತದೆ. ಈ ಕಾರ್ಯಕ್ರಮದ ಅಡಿಯಲ್ಲಿ ಈ ಕಾರ್ಯಕ್ರಮದ ಮುಖ್ಯ ಚಟುವಟಿಕೆಗಳ ಬಗ್ಗೆ ನೋಡೋದಾದ್ರೆ, ಪ್ರವೇಶ ದ್ವಾರ ಚಟುವಟಿಕೆಗಳು ಅಂತೇಳಿ ಮಾಡ್ತೀವಿ, ಇಪಿಆರ್ ತಯಾರಿಕೆ ಮಾಡೋದೊಂದು ಘಟಕ ಇರುತ್ತದೆ. ಸಾಂಸ್ಥಿಕ ಮತ್ತು ಸಾಮರ್ಥ್ಯ ಬಲವರ್ಧನೆ, ನಿರ್ವಹಣಾ ವೆಚ್ಚ, ಉಸ್ತುವಾರಿ ಮತ್ತು ಮೌಲ್ಯಮಾಪನ, ಕಾಮಗಾರಿಗಳಿಗೆ ಸಂಬಂಧಿಸಿದಂತೆ ಮಣ್ಣು ಮತ್ತು ನೀರು ಸಂರಕ್ಷಣಾ ಕಾಮಗಾರಿಗಳನ್ನು ಕೈಗೊಳ್ತೀವಿ. ಆಮೇಲೆ ನಂತರ ಕೃಷಿ ಅರಣ್ಯ, ಉಷ್ಕಿ ತೋಟಗಾರಿಕೆ, ಮೇವು ಅಭಿವೃದ್ಧಿ ಇತ್ಯಾದಿ ಚಟುವಟಿಕೆಗಳನ್ನು ಅನುಷ್ಠಾನ ಮಾಡುವುದು. ಇದಲ್ಲದೆ ಉತ್ಪಾದನಾ ಚಟುವಟಿಕೆಗಳು, ನೈಸರ್ಗಿಕ ಸಂಪನ್ಮೂಲಗಳ ನಿರ್ವಹಣೆ ಮತ್ತು ಆಡಳಿತ ಯೋಜನೆಯ ಕೊನೆಯಲ್ಲಿ ಕ್ರೋಢೀಕರಣ ಹಾಗೂ ಹಿಂಪಡೆಯುವಿಕೆ ಹಂತವಾಗಿರುತ್ತದೆ. ಪ್ರತಿಯೊಂದು ಕಾರ್ಯಚಟುವಟಿಕೆಗಳಿಗೆ ಶೇಕಡಾವಾರ ಅನುದಾನವನ್ನು ನಿಗದಿಪಡಿಸಲಾಗುತ್ತದೆ. ಇದಲ್ಲದೆ ಕೊನೆಯದಾಗಿ ಈ ಒಂದು ಜಲಾನಯನ ಅಭಿವೃದ್ಧಿ ಸಂಬಂಧಪಟ್ಟಂತೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಇತರೆ ಉಪಚಾರಗಳು ಅಂತೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಈ ಮುಂಚೆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ನಾವು ಜಲಾನಯನ ಅಭಿವೃದ್ಧಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಿದ್ವಿ. ಆದರೆ ಈ ಒಂದು ಕಾರ್ಯಕ್ರಮದಡಿ ನಾವು ಪೂರ್ಣ ಆ ತಾಲೂಕಿನಲ್ಲಿ ಈ ಒಂದು ಕಾರ್ಯಚಟುವಟಿಕೆಗಳನ್ನು ಅನುಷ್ಠಾನ ಮಾಡಬಹುದಾಗಿದೆ. ಈ ಒಂದು ಕಾರ್ಯಕ್ರಮದ ಉದ್ದೇಶ ಅಂತರ್ಜಲ ಸಂರಕ್ಷಣೆ, ನೀರಿನ ಸಮರ್ಪಕ ಬಳಕೆ ಮಾಡುವುದರ ಮೂಲಕ ರೈತರ ಆದಾಯ ಹೆಚ್ಚಳ ಮಾಡುವುದು ಉದ್ದೇಶ ಆಗಿರ್ತದೆ. ಈ ಒಂದು ಕಾರ್ಯಕ್ರಮದಲ್ಲಿ ಕೃಷಿ ಹೊಂಡ ನಿರ್ಮಾಣ ಮಾಡಬಹುದಾಗುತ್ತದೆ. ಇದಕ್ಕೆ ಶೇಕಡ 50% ಅಥವಾ ಗರಿಷ್ಠ 75,000 ರೂಪಾಯಿ ಲೇನ್ ಏರಿಯಾಗಳಿಗೆ, 90,000 ಗುಡ್ಡಗಾಡು ಪ್ರದೇಶಗಳಿಗೆ ಒಂದು ನಿಗದಿಪಡಿಸಲಾಗುತ್ತದೆ. ಅದೇ ರೀತಿ ಟ್ಯೂಬ್ವೆಲ್ ಅಥವಾ ಬೋರ್ವೆಲ್ಗಳಂತಹ ನಾವು ನಿರ್ಮಾಣ ಮಾಡಬಹುದಾಗುತ್ತದೆ. ಇದಕ್ಕೆ ಶೇಕಡ 50% ಅಥವಾ ಗರಿಷ್ಠ 25,000 ದರ ನಿಗದಿಪಡಿಸಲಾಗುತ್ತದೆ. ಮತ್ತು ಟ್ಯಾಂಕ್ಗಳನ್ನು ಪುನಶ್ಚೇತನ ಮಾಡುವುದು, ಇದಕ್ಕೆ ಗರಿಷ್ಠ ಮಿತಿ 15,000 ಇರ್ತದೆ. ಆಮೇಲೆ ಬತ್ತಿದ ಕೊಳವೆ ಬಾವಿಗಳ ಪುನಶ್ಚೇತನಗೊಳಿಸುವುದು, ರಿಚಾರ್ಜ್ ಆಫ್ ಡಿಫಂಕ್ ಬೋರ್ವೆಲ್ ಅಂತೇಳಿ, ಇದಕ್ಕೆ 5,000 ಒಂದು ಯೂನಿಟ್ ಕಾಸ್ಟ್ ಇರ್ತದೆ. ಆಮೇಲೆ ವಾಟರ್ ಲಿಫ್ಟಿಂಗ್ ಡಿವೈಸ್ ಅಂತೇಳಿ, ನೀರೆತ್ತುವ ಯಂತ್ರಗಳ ಸಾಧನ, ಇವಕ್ಕೆ 15,000 ಗರಿಷ್ಠ ಮೊತ್ತದ ಒಂದು ನಿಗದಿ ಮಾಡಲಾಗಿರ್ತದೆ. ಇದಲ್ಲದೆ ನೀರು ಸರಬರಾಜು ಪೈಪ್ PVC ಪೈಪ್ಗಳನ್ನು ವಿತರಣೆ ಮಾಡುವ ಒಂದು ಕಾರ್ಯಕ್ರಮ ಇರ್ತದೆ. 1 ಹೆಕ್ಟರ್ಗೆ 10,000 ಗರಿಷ್ಠ ಮಿತಿ ಇರ್ತದೆ. ಇದಲ್ಲದೆ ಪೆಟ್ರೋಲ್ ನೀರಾವರಿ ಪಂಪ್ಗಳು ಸಹ ಒಂದು ವಿತರಣೆ ಮಾಡುವ ಚಟುವಟಿಕೆ ಈ ಒಂದು ಕಾರ್ಯಕ್ರಮದಲ್ಲಿ ಇರ್ತದೆ. ಈ ಒಂದು ಎಲ್ಲ ಕಾರ್ಯಕ್ರಮಗಳು ನಮ್ಮ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಡಿ ಅನುಷ್ಠಾನಗೊಳಿಸಲಾಗುತ್ತಿದೆ.
1: ಇದುವರೆಗೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ PMKSY ಈ ಕುರಿತು ವಿಜಯನಗರ ಜಿಲ್ಲೆ ಕೃಷಿ ಇಲಾಖೆಯ ಉಪ ಕೃಷಿ ನಿರ್ದೇಶಕರಾದ ಶ್ರೀ ವಾಮದೇವ ಕೊಳ್ಳಿ ಇವರಿಂದ ಮಾಹಿತಿ ಕೇಳಿದಿರಿ. ಇದಾಗಿತ್ತು ಇಂದಿನ ಪ್ರಗತಿ ಪಥ ಕಾರ್ಯಕ್ರಮ. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ, ಸಮಯ 1:10 ಆಗಲಿದೆ. ಇನ್ನು ಮುಂದೆ ಕೇಳಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.
3: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿ ಶೋಭಾ ಶರ್ಮಾ. ಮುಖ್ಯಾಂಶಗಳು: ಮಾದಕ ದ್ರವ್ಯ ಮುಕ್ತ ಭಾರತ ನಿರ್ಮಾಣಕ್ಕೆ ಸಂಕಲ್ಪ ತೊಡುವಂತೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಮನ್ ಕಿ ಬಾತ್, ಬೆಂಗಳೂರಿನ ಪಿಎಂ ಸ್ವನಿಧಿ ಫಲಾನುಭವಿ ಮತ್ತು ಚಿಕ್ಕಮಗಳೂರಿನ ಅವಕಾಡೋ ಕೃಷಿ ಬಗ್ಗೆ ಪ್ರಧಾನಮಂತ್ರಿ ಶ್ಲಾಘನೆ. ಉಜ್ಬೇಕಿಸ್ತಾನ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ, ವಿವಿಧ ವಲಯಗಳ ಸಹಕಾರ ಬಲವರ್ಧನೆಗೆ ಒತ್ತು. ನೇಪಾಳ ಪ್ರವಾಹ, ಮೃತರ ಸಂಖ್ಯೆ 734 ಏರಿಕೆ. FIH ಪುರುಷರ ಹಾಕಿ ವಿಶ್ವಕಪ್ ಫೈನಲ್ನಲ್ಲಿ ಇಂದು ಜರ್ಮನಿ ಸ್ಪೇನ್ ಮುಖಾಮುಖಿ. ವಾರ್ತೆಗಳ ವಿವರ: ದೇಶದ ಯುವಜನತೆಯನ್ನು ಮಾದಕ ವಸ್ತುಗಳ ದುಷ್ಟಚಟದಿಂದ ಮುಕ್ತಗೊಳಿಸಿ ಅವರ ಉಜ್ವಲ ಭವಿಷ್ಯಕ್ಕಾಗಿ ಎಲ್ಲರೂ ಒಟ್ಟಾಗಿ ವಿಕಸಿತ ಭಾರತಕ್ಕಾಗಿ ಮಾದಕ ದ್ರವ್ಯ ಮುಕ್ತ ಯುವ ಸಮೂಹ ಎಂಬ ದೃಢ ಸಂಕಲ್ಪ ಕೈಗೊಳ್ಳಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶವಾಸಿಗಳಿಗೆ ಕರೆ ನೀಡಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಕಾರ್ಯಕ್ರಮ ಮನ್ ಕಿ ಬಾತ್ನ 137 ಆವೃತ್ತಿಯಲ್ಲಿ ಇಂದು ಸಮಸ್ತ ಭಾರತೀಯರನ್ನುದ್ದೇಶಿಸಿ ಮಾತನಾಡಿದ ಅವರು, ಮದ್ಯಪಾನ ಅಥವಾ ಮಾದಕ ವಸ್ತುಗಳ ವ್ಯಸನ ಕೇವಲ ಒಬ್ಬ ವ್ಯಕ್ತಿಯನ್ನು ಮಾತ್ರ ಹಾಳು ಮಾಡದೆ ಇಡೀ ಕುಟುಂಬ ಮತ್ತು ಸಮಾಜದ ಮೇಲೆ ತೀವ್ರ ದುಷ್ಪರಿಣಾಮ ಬೀರುತ್ತದೆ ಎಂದು ಕಳವಳ ವ್ಯಕ್ತಪಡಿಸಿದರು. ಮಾದಕ ವಸ್ತುಗಳ ವಿರುದ್ಧ ಸಮಾಜದಲ್ಲಿ ಜಾಗೃತಿ ಮೂಡಿಸಲು ನಮ್ಮ ಯುವ ಸಂಗೀತಗಾರರು, ವಿದ್ಯಾರ್ಥಿಗಳು, ನಾಟಕ ತಂಡಗಳು ಮತ್ತು ಗಣನೀಯ ಕೊಡುಗೆ ನೀಡುವ ವಿಷಯ ರಚನಾಕಾರರು ವಿವಿಧ ಭಾಷೆಗಳಲ್ಲಿ ಉತ್ತಮ ಹಾಡುಗಳನ್ನು, ಸಣ್ಣ ನಾಟಕಗಳನ್ನು ಹಾಗೂ ಜಾಗೃತಿ ಘೋಷಣೆಗಳನ್ನು ರಚಿಸಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಹಂಚಿಕೊಳ್ಳಬೇಕು ಎಂದು ಅವರು ಮನವಿ ಮಾಡಿದರು. ಈ ಸಂಚಿಕೆಯಲ್ಲಿ ಪ್ರಧಾನಿಯವರು ಮುಂಬೈನಲ್ಲಿ ನೆಲೆಸಿರುವ ಕೃಷ್ಣ ಶೇಷಾದ್ರಿ ಅವರೊಂದಿಗೆ ದೂರವಾಣಿ ಮೂಲಕ ಸಂವಾದ ನಡೆಸಿದರು. ಕೃಷ್ಣ ಅವರು ಭಾರತೀಯ ಇತಿಹಾಸವನ್ನು ಆಸಕ್ತಿದಾಯಕವಾಗಿ ತಿಳಿಸಲು www.bharatrajya.com ಎಂಬ ಜಾಲತಾಣ ರೂಪಿಸಿದ್ದು, ಚೋಳರು, ಪಲ್ಲವರು, ಕಾಶ್ಮೀರದ ಕಾರ್ಕೋಟ ವಂಶ ಹಾಗೂ ಕನಿಷ್ಠ 600 ವರ್ಷಗಳ ಕಾಲ ತಮ್ಮ ಸಂಸ್ಕೃತಿಯನ್ನು

0: ಸಂರಕ್ಷಿಸಿದ ಅಸ್ಸಾಂನ ಅಹೋಂ ರಾಜವಂಶಗಳಂತಹ ಮಹಾನ್ ಸಾಮ್ರಾಜ್ಯಗಳ ವಿವರವಾದ ಮಾಹಿತಿಯನ್ನು ಒದಗಿಸಿದ್ದಾರೆ. ಈ ಕುರಿತು ಪ್ರಧಾನಿ ಶ್ಲಾಘನೆ ವ್ಯಕ್ತಪಡಿಸಿದರು. ಆಗಸ್ಟ್ ತಿಂಗಳಿನಲ್ಲಿ ದೇಶಭಕ್ತಿಯ ಭಾವ ಮೂಡಿಸಿದ ಕ್ಷಣಗಳನ್ನು ಸ್ಮರಿಸಿದ ಪ್ರಧಾನಿ, ರಾಷ್ಟೀಯ ಕೈಮಗ್ಗ ದಿನ, ಕ್ವಿಟ್ ಇಂಡಿಯಾ ಚಳವಳಿಯ ವಾರ್ಷಿಕೋತ್ಸವ, ವಿಭಜನೆಯ ಭೀಕರತೆಯ ನೆನಪಿನ ದಿನ, ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ರಾಷ್ಟೀಯ ಬಾಹ್ಯಾಕಾಶ ದಿನಗಳ ಮಹತ್ವವನ್ನು ವಿವರಿಸಿದರು. ಹರ್ ಘರ್ ತಿರಂಗಾ ಅಭಿಯಾನದಡಿಯಲ್ಲಿ 8 ಕೋಟಿಗೂ ಹೆಚ್ಚು ಸೆಲ್ಫಿಗಳನ್ನು ಅಪ್ಲೋಡ್ ಮಾಡಲಾಗಿದೆ ಎಂದರು. ಇದೇ ವೇಳೆ ಅವರು ರಾಷ್ಟ್ರಗೀತೆ ವಂದೇ ಮಾತರಂಗೆ 150 ವರ್ಷ ಪೂರೈಸಿರುವುದನ್ನು ಹೆಮ್ಮೆಯಿಂದ ಹಂಚಿಕೊಂಡರು. ಬೀದಿ ಬದಿ ವ್ಯಾಪಾರ ಮಾಡುವ ಲಕ್ಷಾಂತರ ಮಹಿಳೆಯರಿಗೆ ಪಿಎಂ ಸ್ವನಿಧಿ ಯೋಜನೆಯಿಂದ ನೂತನ ಶಕ್ತಿ ದೊರೆಯುತ್ತಿದ್ದು, ಈ ಯೋಜನೆಯ ಫಲಾನುಭವಿಗಳಲ್ಲಿ 46%, ಅಂದರೆ ಸರಿಸುಮಾರು 35 ಲಕ್ಷ ಮಹಿಳೆಯರೇ ಇದ್ದಾರೆ ಎಂದು ತಿಳಿಸಿದರು. ಬೆಂಗಳೂರಿನ ಟಿಎಸ್ ನಿಂಗಮ್ಮ ಅವರ ಪ್ರೇರಣಾದಾಯಕ ಉದಾಹರಣೆಯನ್ನು ನೀಡಿದ ಪ್ರಧಾನಿ, ನಿಂಗಮ್ಮ ಮತ್ತು ಅವರ ಪತಿ ಜೊತೆಗೂಡಿ ಇಡ್ಲಿ, ದೋಸೆ ಹಾಗೂ ಸಾಂಬಾರ್ ಮಾರಾಟ ಮಾಡುವ ಸಣ್ಣ ಉದ್ಯೋಗ ಪ್ರಾರಂಭಿಸಿದ್ದರು. ಪಿಎಂ ಸ್ವನಿಧಿ ಯೋಜನೆಯಿಂದ ಲಭಿಸಿದ ಆರ್ಥಿಕ ನೆರವಿನಿಂದ ಅವರು ತಮ್ಮ ತಳ್ಳುವ ಗಾಡಿಯನ್ನು ನವೀಕರಿಸಿ ಸಾಮಗ್ರಿಗಳನ್ನು ಸಗಟು ದರದಲ್ಲಿ ಖರೀದಿಸಿ ನೂತನ ತಿಂಡಿಗಳ ಮಾರಾಟ ಆರಂಭಿಸಿದರು. ಇದರಿಂದ ಅವರ ಆದಾಯ ಹೆಚ್ಚಾಗಿ ತಮ್ಮ 3 ಮಕ್ಕಳಿಗೆ ಉತ್ತಮ ಶಿಕ್ಷಣ ಒದಗಿಸಲು ಶಕ್ತರಾಗಿದ್ದಾರೆ ಎಂದು ಪ್ರಶಂಸಿಸಿದರು.
1: और उनके पति ने मिलकर इडली, डोसा और सांभार बेचने का छोटा सा काम शुरू किया. काम चल पड़ा, लेकिन इसे आगे बढ़ाने के लिए पूंजी की जरूरत थी. निंगम्मा जी को भी पीएम स्वनिधि से सहयोग मिला. उन्होंने अपनी कार्ट बेहतर की, सामान थोक में खरीदना शुरू किया और मेनू में भी कई नई चीजें जोड़ी. ग्राहक बढ़े, कमाई बढ़ी और परिवार की आर्थिक स्थिति बेहतर हुई. आज वो अपने 3 बच्चों को बेहतर एजुकेशन देने में सक्षम हुई है.
0: ಉತ್ತರ ಪ್ರದೇಶದ ರಾಂಪುರದ ಪಟವಾಯಿ ಗ್ರಾಮದ ಆಕಾಶ್ ಮತ್ತು ರೋಹನ್ ಎಂಬ 2 ಯುವಕರು ಆರಂಭಿಸಿದ ಕ್ಲೀನ್ಅಪ್ ಪಟವಾಯಿ ತಂಡವು 4 ಗಂಗಾಘಾಟಗಳನ್ನು ಸ್ವಚ್ಛಗೊಳಿಸಿರುವ ಕುರಿತು ಪ್ರಧಾನಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಹಾಗೂ ಶ್ರೀ ಅಮರನಾಥ ಯಾತ್ರೆಯ ವೇಳೆ ಕೈಗೊಂಡ ಸ್ವಚ್ಛತಾ ಕ್ರಮ ಮತ್ತು ಯಾತ್ರಿಕರ ಸ್ವಚ್ಛತಾ ಸಂಕಲ್ಪ ಕುರಿತು ಪ್ರಸ್ತಾಪಿಸಿದರು. ಕೃಷಿ ಕ್ಷೇತ್ರದ ಸಾಧನೆಯಾಗಿ ನಾಗಾಲ್ಯಾಂಡ್ನ ಫೆಕ್ ಜಿಲ್ಲೆಯ ರೈತ ಕುಟುಂಬದ ವೇಸಾಲು ಪುರೋ ಹಾಗೂ ಒಡಿಶಾದ ದೇವರಿಗಡದ ದೋಡೋ ಕುಸುಮ್ ಗ್ರಾಮದ ಮೈಥಿಲಿ ಭುಯೆ ಸಾಧನೆಗಳನ್ನು ಶ್ಲಾಘಿಸಿದರು. ಕರ್ನಾಟಕದ ಕೃಷಿ ಕ್ಷೇತ್ರದ ವಿನೂತನ ಹೆಜ್ಜೆಯನ್ನು ಪ್ರಧಾನಿಯವರು ಪ್ರಮುಖವಾಗಿ ಪ್ರಸ್ತಾಪಿಸಿದರು. ಇತ್ತೀಚೆಗೆ ಅವಕಾಡೋ ಅಂದರೆ ಬೆಣ್ಣೆಹಣ್ಣಿನ ಬೇಡಿಕೆ ತೀವ್ರವಾಗಿದ್ದು, ಆರೋಗ್ಯದ ಬಗ್ಗೆ ಕಾಳಜಿ ಉಳ್ಳವರಿಗೆ ಮತ್ತು ಉನ್ನತ ಮಾರುಕಟ್ಟೆಗೆ ಇದು ಮೊದಲ ಆಯ್ಕೆಯಾಗಿದೆ ಎಂದರು. ಕರ್ನಾಟಕದ ಚಿಕ್ಕಮಗಳೂರಿನ ಕೆಲವು ರೈತ ಸಹೋದರ ಸಹೋದರಿಯರು ಕಾಫಿ ತೋಟದ ಮಧ್ಯದಲ್ಲೇ ಅವಕಾಡೋ ಗಿಡ ನೆಟ್ಟು ಯಶಸ್ವಿಯಾಗಿದ್ದಾರೆ ಎಂದು ಪ್ರಧಾನಿ ಹೇಳಿದರು. ಇದೇ ವೇಳೆ ಆಂಧ್ರಪ್ರದೇಶದ ಕಡಪದ ವರದರಾಜು, ತಮಿಳುನಾಡಿನ ಕೊಡೈಕೆನಾಲ್ನ ಚಂದ್ರಶೇಖರನ್ ಅವರ ಯಶಸ್ಸನ್ನು ಪ್ರಧಾನಿ ಪ್ರಸ್ತಾಪಿಸಿದರು. ಉತ್ತರ ಪ್ರದೇಶದ ಗ್ರೇಟರ್ ನೋಯ್ಡಾದ ಗೌತಮ್ ಬುದ್ಧ ವಿಶ್ವವಿದ್ಯಾನಿಲಯದಲ್ಲಿ ರಾಷ್ಟೀಯ ಬಾಹ್ಯಾಕಾಶ ದಿನದಂದು ಮಿಷನ್ ಶಕ್ತಿಸ್ಯಾಟ್ 2ನೇ ಹಂತಕ್ಕೆ ಚಾಲನೆ ಸಿಕ್ಕಿದ್ದು, 108 ದೇಶಗಳ 12,000 ವಿದ್ಯಾರ್ಥಿನಿಯರು ಇದರಲ್ಲಿ ಭಾಗವಹಿಸುತ್ತಿದ್ದಾರೆ ಎಂದು ಅವರು ತಿಳಿಸಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ತಾಷ್ಕೆಂಟ್ನಲ್ಲಿ ಉಜ್ಬೇಕಿಸ್ತಾನ್ ಅಧ್ಯಕ್ಷ ಶೌಕತ್ ಮಿರ್ಜಿಯೋಯೆವ್ ಅವರೊಂದಿಗೆ ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆಯಲ್ಲಿ ಪಾಲ್ಗೊಂಡಿದ್ದಾರೆ. ಸಭೆಯಲ್ಲಿ ಉಭಯ ನಾಯಕರು ವ್ಯಾಪಾರ ಮತ್ತು ಹೂಡಿಕೆ, ರಕ್ಷಣೆ, ಡಿಜಿಟಲ್ ಸಂಪರ್ಕ, ಇಂಧನ, ಶಿಕ್ಷಣ ಹಾಗೂ ಸಾರ್ವಜನಿಕ ಸಂಪರ್ಕ ಕ್ಷೇತ್ರಗಳಲ್ಲಿ ಎರಡೂ ದೇಶಗಳ ನಡುವಿನ ಸಹಕಾರ ಮತ್ತು ಪ್ರಗತಿಯನ್ನು ಸಮಗ್ರವಾಗಿ ಪರಾಮರ್ಶಿಸುತ್ತಿದ್ದಾರೆ. ಇದಕ್ಕೂ ಮುನ್ನ ತಾಷ್ಕೆಂಟ್ಗೆ ಆಗಮಿಸಿದ ಪ್ರಧಾನಿಯವರು ಉಜ್ಬೇಕಿಸ್ತಾನ್ನ ಯೋಗ ಫೆಡರೇಷನ್ ಆಯೋಜಿಸಿದ್ದ ವಿಶೇಷ ಯೋಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಮಧ್ಯ ನೇಪಾಳದಲ್ಲಿ ಸಂಭವ

0: ಸಂಭವಿಸಿದ ಹಠಾತ್ ಪ್ರವಾಹದಲ್ಲಿ ಮೃತಪಟ್ಟವರ ಸಂಖ್ಯೆ ಇಂದು 734ಕ್ಕೆ ಏರಿಕೆಯಾಗಿದೆ. ಇನ್ನಷ್ಟು ಮೃತದೇಹಗಳು ಪತ್ತೆಯಾಗುತ್ತಿದ್ದು ಸುಮಾರು 2500 ಮಂದಿ ಇನ್ನೂ ನಾಪತ್ತೆಯಾಗಿದ್ದಾರೆ. ದುರಂತ ಸಂಭವಿಸಿದ 5ನೇ ದಿನವೂ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದ್ದು ಸಂತ್ರಸ್ತರಾದವರ ಪತ್ತೆ ಹಾಗೂ ಸಿಲುಕಿರುವವರ ರಕ್ಷಣೆಗೆ ಕಾರ್ಯಾಚರಣೆ ನಡೆಸಲಾಗುತ್ತಿದೆ. ಇದುವರೆಗೆ ಪ್ರವಾಹ ಪೀಡಿತ ಜಿಲ್ಲೆಗಳಿಂದ 227 ವಿದೇಶಿಯರು ಸೇರಿದಂತೆ 8186 ಮಂದಿಯನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗಿದೆ. ಇದೇ ವೇಳೆ ಭೋಟೆ ಕೋಶಿ ನದಿಯಲ್ಲಿ ನೀರಿನ ಹರಿವು ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ನೇಪಾಳ ಸರ್ಕಾರ ಹೊಸ ಪ್ರವಾಹ ಎಚ್ಚರಿಕೆ ನೀಡಿದೆ. ಹಠಾತ್ ಪ್ರವಾಹ ಪೀಡಿತ ನೇಪಾಳದಲ್ಲಿ ಭಾರತವು ನಿರಂತರವಾಗಿ ರಕ್ಷಣಾ ಮತ್ತು ಪರಿಹಾರ ಕಾರ್ಯಾಚರಣೆಗೆ ನೆರವು ಮುಂದುವರೆಸಿದೆ. ಎಫ್ಐಎಚ್ ಪುರುಷರ ಹಾಕಿ ವಿಶ್ವಕಪ್ 2026 ಫೈನಲ್ ಪಂದ್ಯಕ್ಕೆ ವೇದಿಕೆ ಸಜ್ಜಾಗಿದ್ದು, ಬೆಲ್ಜಿಯಂನಲ್ಲಿ ಇಂದು ಪ್ರಶಸ್ತಿ ಹಣಾಹಣಿಯಲ್ಲಿ ಹಾಲಿ ಚಾಂಪಿಯನ್ ಜರ್ಮನಿ ಮತ್ತು ಸ್ಪೇನ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8 ಗಂಟೆಗೆ ಆರಂಭವಾಗಲಿದೆ. 2023 ಗೆದ್ದ ಪ್ರಶಸ್ತಿಯನ್ನು ಉಳಿಸಿಕೊಳ್ಳುವ ಜೊತೆಗೆ ದಾಖಲೆಯ 4ನೇ ವಿಶ್ವಕಪ್ ಪ್ರಶಸ್ತಿ ಗೆಲ್ಲುವ ಗುರಿಯೊಂದಿಗೆ ಜರ್ಮನಿ ಕಣಕ್ಕಿಳಿಯಲಿದೆ. ಇದೇ ವೇಳೆ ಸ್ಪೇನ್ ತನ್ನ ಚೊಚ್ಚಲ ಹಾಕಿ ವಿಶ್ವಕಪ್ ಪ್ರಶಸ್ತಿ ಗೆಲ್ಲುವ ನಿರೀಕ್ಷೆಯಲ್ಲಿದೆ. ದುಬೈ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಟಿ20 ಮಹಿಳಾ ಏಷ್ಯಾ ಕಪ್ ಕ್ರಿಕೆಟ್ ಟೂರ್ನಿಯ ತನ್ನ ಮೊದಲ ಪಂದ್ಯದಲ್ಲಿ ಭಾರತದ ಮಹಿಳಾ ತಂಡ ಥಾಯ್ಲೆಂಡ್ ವಿರುದ್ಧ ಅಭಿಯಾನ ಆರಂಭಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಮಾದಕ ದ್ರವ್ಯ ಮುಕ್ತ ಭಾರತ ನಿರ್ಮಾಣಕ್ಕೆ ಸಂಕಲ್ಪ ತೊಡುವಂತೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಮನ್ ಕಿ ಬಾತ್, ಬೆಂಗಳೂರಿನ ಪಿಎಂ ಸ್ವನಿಧಿ ಫಲಾನುಭವಿ ಮತ್ತು ಚಿಕ್ಕಮಗಳೂರಿನ ಅವಕಾಡೋ ಕೃಷಿ ಬಗ್ಗೆ ಪ್ರಧಾನಮಂತ್ರಿ ಶ್ಲಾಘನೆ. ಉಜ್ಬೇಕಿಸ್ತಾನ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ, ವಿವಿಧ ವಲಯಗಳ ಸಹಕಾರ ಬಲವರ್ಧನೆಗೆ ಒತ್ತು. ನೇಪಾಳ ಪ್ರವಾಹ, ಮೃತರ ಸಂಖ್ಯೆ 734ಕ್ಕೆ ಏರಿಕೆ. ಹಾಗೂ ಎಫ್ಐಎಚ್ ಪುರುಷರ ಹಾಕಿ ವಿಶ್ವಕಪ್ ಫೈನಲ್ನಲ್ಲಿ ಇಂದು ಜರ್ಮನಿ ಮತ್ತು ಸ್ಪೇನ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಇದೇ ಅಪರಾಹ್ನ 2:30.
1: ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋ ಹರ್ಟ್ಸ್. ಇನ್ನೀಗ ಚಿತ್ರಗೀತೆಗಳನ್ನು ಕೇಳುವಿರಿ. ಆರಂಭದಲ್ಲಿ ಕೇಳಿ ಮಿಕಾ ಸಿಂಗ್ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಕೇಡಿ ಚಿತ್ರದ ಗೀತೆ. ಪ್ರೇಮ್ ಅವರ ಸಾಹಿತ್ಯಕ್ಕೆ ರಾಗ ಜೋಡಣೆ ಮಾಡಿರುವುದು ಅರ್ಜುನ್ ಜನ್ಯಾ.

0: 백돌이야.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಜಸ್ಕರಣ್ ಸಿಂಗ್ ಹಾಗೂ ಪೃಥ್ವಿ ಭಟ್ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಕಲ್ಟ್ ಚಿತ್ರದ ಗೀತೆ, ಅನಿಲ್ ಕುಮಾರ್ ಅವರ ಸಾಹಿತ್ಯ ರಚನೆಗೆ ಗೀತ ಜೋಡಣೆ ಅರ್ಜುನ್ ಜನ್ಯ ಅವರದ್ದು.

ಇನ್ನೀಗ ಕೇಳಿ ಸೀಟೆಡ್ ಚಿತ್ರದ ಗೀತೆ. ಟಿಪ್ಪು ಅವರ ಧ್ವನಿಯಲ್ಲಿ ಲಕ್ಷ್ಮೀ ರಮೇಶ್ ಅವರ ಸಾಹಿತ್ಯ ರಚನೆಗೆ ರಾಗ ಜೋಡಣೆ ಮಾಡಿರುವುದು ಆಕಾಶ್ ಪರ್ವಾ.

ಇನ್ನೀಗ ಕೇಳಿ ಎ ಆರ್ ರೆಹಮಾನ್ ಅವರ ಸಂಗೀತ ಹಾಗೂ ಸಂಜಿತ್ ಹೆಗಡೆ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಪೆದ್ದಿ ಚಿತ್ರದ ಗೀತೆ. ಗೀತೆಗೆ ಸಾಹಿತ್ಯ ರಚನೆ ವರದರಾಜ್ ಚಿಕ್ಕಬಳ್ಳಾಪುರ.

ಇನ್ನೀಗ ಕೇಳಿ ಪ್ರಮೋದ್ ಮರವಂತೆ ಅವರ ಸಾಹಿತ್ಯ, ಸಚಿನ್ ಬಸರೂರು ಅವರ ಸಂಗೀತವಿರುವ ಕರಾವಳಿ ಚಿತ್ರದ ಗೀತೆ, ಸಾಯಿ ವಿಘ್ನೇಶ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ.

ಇನ್ನೀಗ ಕೇಳಿ ಲಹರಿ ಮಹೇಶ್ ಹಾಗೂ ಚೇತನ್ ನಾಯಕ್ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಹಾಯಗ್ರೀವ ಚಿತ್ರದ ಗೀತೆ. ನಾಗಾರ್ಜುನ್ ಶರ್ಮಾ ಅವರ ಸಾಹಿತ್ಯ ರಚನೆಗೆ ರಾಗ ಜೋಡಣೆ ಜುಡಾಸಂದಿ ಅವರದ್ದು.

ಇನ್ನೀಗ ಕೇಳಿ ಶ್ರೀಮತಿ ಸಿಂಧೂರ ಚಿತ್ರದ ಗೀತೆ, ಅನುರಾಧ ಭಟ್ ಅವರ ಧ್ವನಿಯಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ರಾಗ ಜೋಡಣೆ ರಾಜೇಶ್ ರಾಮನಾಥ್ ಅವರದ್ದು.

ಸಣ್ಣ ಮುಚ್ಚೆ ಕಾಡೆ ಗೂಡೆ ಉದ್ದಿನ ಮೂಟೆ ಉರುಳೆ ಹೋಯ್ತು ಹಾಲೆ ಕಂಬ ಹರಿದೆ ಹೋಯ್ತು

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿ ಶೋಭಾ ಶರ್ಮಾ. ಮುಖ್ಯಾಂಶಗಳು: ಯುವಜನತೆಯನ್ನು ಚಟಗಳಿಂದ ದೂರವಿಡುವ ಪ್ರಯತ್ನದಲ್ಲಿ ಕೈಜೋಡಿಸುವಂತೆ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಕರೆ. ಪಿಎಂ ಸ್ವನಿಧಿ ಬೆಂಬಲದಿಂದ ಆರ್ಥಿಕ ಪರಿಸ್ಥಿತಿ ಉತ್ತಮಪಡಿಸಿಕೊಂಡ ಬೆಂಗಳೂರಿನ ಟಿಎಸ್ ನಿಂಗಮ್ಮ ಮಹಿಳಾ ಸಬಲೀಕರಣದ ಜೀವಂತ ಉದಾಹರಣೆ, ಪ್ರಧಾನಮಂತ್ರಿ ಶ್ಲಾಘನೆ. ಚಿಕ್ಕಮಗಳೂರಿನ ರೈತರಿಂದ ಕಾಫಿ ತೋಟದ ಮಧ್ಯೆ ಅವಕಾಡೋ ಕೃಷಿ ಸಂಪಾದನೆಯ ಹೊಸ ಮಾರ್ಗಕ್ಕಾಗಿ ಪ್ರಧಾನಿ ಮೆಚ್ಚುಗೆ. ನೇಪಾಳ ಪ್ರವಾಸಕ್ಕೆ ತೆರಳಿದ್ದ 54 ಜನ ಕನ್ನಡಿಗರು ತಾಯ್ನಾಡಿಗೆ ಸುರಕ್ಷಿತ ವಾಪಸ್. ಭದ್ರಾ ಬಲದಂಡೆ ನಾಲೆಗೆ ಸೆಪ್ಟೆಂಬರ್ 1 ಕುಡಿಯುವ ನೀರು ಬಿಡುಗಡೆ. ಯುವಜನತೆಯನ್ನು ಚಟಗಳಿಂದ ದೂರವಿಡುವ ಪ್ರಯತ್ನದಲ್ಲಿ ಎಲ್ಲರೂ ಕೈಜೋಡಿಸುವಂತೆ ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ಆಕಾಶವಾಣಿಯ ಮನದ ಮಾತು ಕಾರ್ಯಕ್ರಮದಲ್ಲಿಂದು ವಿಕಸಿತ ಭಾರತಕ್ಕಾಗಿ ಮಾದಕ ದ್ರವ್ಯ ಮುಕ್ತ ಯುವ ಸಮೂಹ ಅಭಿಯಾನ ದೇಶಾದ್ಯಂತ ವೇಗವಾಗಿ ಸಾಗಿದೆ. ಯುವಜನತೆ ಮಾದಕ ವಸ್ತುಗಳಿಂದ ದೂರ ಇರಬೇಕು. ಮದ್ಯಪಾನ ಅಥವಾ ಮಾದಕ ವಸ್ತುಗಳ ಚಟ ವ್ಯಕ್ತಿಯನ್ನು ಮಾತ್ರವಲ್ಲ ಇಡೀ ಕುಟುಂಬದ ಮೇಲೆ ದುಷ್ಪರಿಣಾಮ ಬೀರುತ್ತದೆ. ಅದನ್ನು ಸಮಾಜ ಅನುಭವಿಸಬೇಕಾಗುತ್ತದೆ. ಈ ನಿಟ್ಟಿನಲ್ಲಿ ದೇಶವನ್ನು ಮಾದಕ ದ್ರವ್ಯ ಮುಕ್ತವನ್ನಾಗಿಸಲು ಯುವಕರು ಸಾಲು ಸಾಲಾಗಿ ಕೈಜೋಡಿಸುತ್ತಿದ್ದಾರೆ ಎಂದು ಪ್ರಧಾನಿ ತಿಳಿಸಿದ್ದಾರೆ. ಮಾದಕ ದ್ರವ್ಯ ಮುಕ್ತ ಭಾರತಕ್ಕಾಗಿ ಪರಿಣಾಮಕಾರಿ ಘೋಷವಾಕ್ಯ ಅಥವಾ ಘೋಷಣೆಗಳನ್ನು ಸಿದ್ಧಪಡಿಸಬೇಕು. ಯುವ ಸಂಗೀತಗಾರರು ಮಾದಕ ವಸ್ತುಗಳಿಲ್ಲದ ಜೀವನ ಎಷ್ಟು ಚೆಂದ ಎನ್ನುವ ಸಂದೇಶ ಕೊಡುವ ಹಾಡುಗಳನ್ನು ರಚಿಸಬೇಕು. ವಿದ್ಯಾರ್ಥಿಗಳು ಮತ್ತು ನಾಟಕ ತಂಡದವರು ಮಾದಕ ವಸ್ತುಗಳ ಅಪಾಯಗಳ ಬಗ್ಗೆ ಹಾಗೂ ಇದರಿಂದ ಹೊರಗೆ ಬರುವ ತರಹದ ಹೃದಯಸ್ಪರ್ಶಿ ಕಿರುನಾಟಕಗಳನ್ನು ಬರೆದು ಹ್ಯಾಶ್ಟ್ಯಾಗ್ ಬಳಸಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಹಂಚಿಕೊಳ್ಳಬೇಕು ಎಂದು ಪ್ರಧಾನಿಯವರು ಮನವಿ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಪಿಎಂ ಸ್ವನಿಧಿ ಫಲಾನುಭವಿಗಳಲ್ಲಿ ಸುಮಾರು ಶೇಕಡ 46% ಮಹಿಳೆಯರೇ ಇದ್ದಾರೆ. ದೇಶಾದ್ಯಂತ ಸುಮಾರು 35 ಮಹಿಳೆಯರು ಈ ಯೋಜನೆಯಡಿ ನೆರವು ಪಡೆದು ತಮ್ಮ ವ್ಯಾಪಾರವನ್ನು ವಿಸ್ತರಿಸಿಕೊಳ್ಳುತ್ತಿದ್ದಾರೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಮಾಹಿತಿ ನೀಡಿದರು. ಬೆಂಗಳೂರಿನ ಟಿಎಸ್ ನಿಂಗಮ್ಮ ಉದಾಹರಣೆ ಕೂಡ ಸ್ಫೂರ್ತಿದಾಯಕವಾಗಿದೆ. ನಿಂಗಮ್ಮ ಪತಿ ಜೊತೆಗೂಡಿ ಇಡ್ಲಿ, ದೋಸೆ ಮತ್ತು ಸಾಂಬಾರ್ ಮಾರಾಟ ಮಾಡುವ ಸಣ್ಣ ಕೆಲಸ ಆರಂಭಿಸಿದರು. ವ್ಯಾಪಾರ ಬೆಳೆಸಲು ಹಣದ ಅಗತ್ಯವಿತ್ತು. ಅವರು ಪಿಎಂ ಸ್ವನಿಧಿ ಮೂಲಕ ಬೆಂಬಲ ಪಡೆದು ತಳ್ಳುವ ಗಾಡಿಯನ್ನು ಉತ್ತಮಪಡಿಸಿಕೊಂಡು ಸಾಮಗ್ರಿಗಳನ್ನು ಸಗಟು ದರದಲ್ಲಿ ಕೊಂಡುಕೊಳ್ಳಲು ಪ್ರಾರಂಭಿಸಿದರು ಹಾಗೂ ತಿಂಡಿಗಳ ಪಟ್ಟಿಯಲ್ಲಿ

0: ಪದಾರ್ಥಗಳನ್ನು ಸೇರಿಸಿದರು. ಇದರಿಂದ ಗ್ರಾಹಕರು ಹೆಚ್ಚಾಗಿ, ಸಂಪಾದನೆ ಉತ್ತಮವಾಯಿತು, ಕುಟುಂಬದ ಆರ್ಥಿಕ ಪರಿಸ್ಥಿತಿಯು ಸುಧಾರಿಸಿತು. ಇಂದು ಅವರು ತಮ್ಮ 3 ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸಲು ಶಕ್ತರಾಗಿದ್ದಾರೆ ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು. ಚಿಕ್ಕಮಗಳೂರಿನ ರೈತ ಸಹೋದರ ಸಹೋದರಿಯರು ಕಾಫಿ ತೋಟದ ಮಧ್ಯೆ ಅವಕಾಡೊ ಕೃಷಿ ಕೈಗೊಳ್ಳುವ ಮೂಲಕ ಸಂಪಾದನೆಯ ಹೊಸ ಮಾರ್ಗವನ್ನು ಕಂಡುಕೊಂಡಿದ್ದಾರೆ ಎಂದು ಪ್ರಧಾನಿಯವರು ಮನದ ಮಾತಿನಲ್ಲಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಮಗಳೂರಿನ ರೈತರ ಈ ಕ್ರಮದಿಂದ ಕಾಫಿ ಮತ್ತು ಕಾಳುಮೆಣಸಿನ ಜೊತೆಗೆ ಹೆಚ್ಚುವರಿ ಆದಾಯ ಸಿಗುತ್ತಿದೆ. ನಗರಗಳ ಉಪಹಾರ ಗೃಹಗಳಲ್ಲಿ ಅವಕಾಡೊ ಟೋಸ್ಟ್ ಬಗ್ಗೆ ಮಾಹಿತಿ ದೊರೆತ ಹಿನ್ನೆಲೆಯಲ್ಲಿ ನವೀನ ಆಲೋಚನೆಯ ರೈತರು ಅವಕಾಡೊ ಬೆಳೆಯುತ್ತಿದ್ದಾರೆ. ಇದರಿಂದ ವ್ಯಂಜನದ ರುಚಿಯೊಂದಿಗೆ ರೈತರ ಆದಾಯವೂ ಹೆಚ್ಚುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಮಾಹಿತಿ ಹಂಚಿಕೊಂಡಿದ್ದಾರೆ.
1: एवोकाडो फल की बड़ी धूम है. इस फल को पहले शायद ही कोई जानता था. इसकी वैल्यू और डिमांड दोनों कम थी, लेकिन आज इसे डाइनिंग टेबल पर खूब देखा जा रहा है. आज यह हेल्थ और प्रीमियम मार्केट की पसंद बन गया है. हमारे किसान भाई बहनों के लिए भी ये बहुत मददगार है. कर्नाटक में चिकमंगलुरु के कुछ किसान भाई बहनों ने तो कॉफी प्लांटेशन के बीच एवोकाडो लगाया है. इससे उन्हें कॉफी और काली मिर्च के साथ अतिरिक्त कमाई भी हो रही है.
0: ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಅರಿವು ಕೇಂದ್ರ ಗ್ರಂಥಾಲಯಗಳ ಮೇಲ್ವಿಚಾರಕರಿಗೆ ಕನಿಷ್ಠ ವೇತನ ಖಾತರಿಪಡಿಸಲು ಕ್ರಮ ವಹಿಸಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಖಾತೆ ಸಚಿವ ಈಶ್ವರ್ ಭಿ ಖಂಡ್ರೆ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಸುಮಾರು 5,420 ಅಧಿಕ ಗ್ರಂಥಾಲಯ ಮೇಲ್ವಿಚಾರಕರು ಇದ್ದಾರೆ. ಅವರಿಗೆ ಈ ಹಿಂದೆ 12,000 ರೂಪಾಯಿ ಗೌರವಧನ ನೀಡಲಾಗುತ್ತಿತ್ತು. ಕಾರ್ಮಿಕ ಇಲಾಖೆ ಕನಿಷ್ಠ ವೇತನ ಪರಿಷ್ಕರಿಸಿದ ನಂತರ ಗೌರವಧನ 19,201 ರೂಪಾಯಿ ಆಗಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೇಪಾಳ ಪ್ರವಾಸಕ್ಕೆ ತೆರಳಿದ್ದ 54 ಜನ ಕನ್ನಡಿಗರು ಇಂದು ಸುರಕ್ಷಿತವಾಗಿ ಮರಳಿದ್ದಾರೆ. ದೇವನಹಳ್ಳಿ ಬಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಈ ಪ್ರವಾಸಿಗರು ಉತ್ತರ ಪ್ರದೇಶದ ಗೋರಖ್ಪುರದ ಮೂಲಕ ಇಂದು ಹಿಂದಿರುಗಿದ್ದಾರೆ. ಹಾವೇರಿ, ಶಿವಮೊಗ್ಗ ಹಾಗೂ ರಾಜ್ಯದ ವಿವಿಧ ಕಡೆಯ 54 ಮಂದಿ ಆಗಸ್ಟ್ 23ರಂದು ನೇಪಾಳ ಪ್ರವಾಸಕ್ಕೆ ತೆರಳಿದ್ದರು. ದಾವಣಗೆರೆ ಹಾಗೂ ಚನ್ನಗಿರಿ ತಾಲೂಕುಗಳ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಗಳಿಗೆ ನೆರವಾಗುವಂತೆ ಭದ್ರಾ ಬಲದಂಡೆ ನಾಲೆಯಿಂದ ನಾಡಿದ್ದಿನಿಂದ 10 ದಿನಗಳ ಕಾಲ ನೀರು ಹರಿಸಲಾಗುವುದು ಎಂದು ಭದ್ರಾ ಯೋಜನೆಯ ಅಧೀಕ್ಷಕ ಅಭಿಯಂತರರು ತಿಳಿಸಿದ್ದಾರೆ. ಪ್ರತಿದಿನ 1,500 ಕ್ಯೂಸೆಕ್ ಪ್ರಮಾಣದಲ್ಲಿ ನೀರು ಬಿಡಲಾಗುತ್ತಿದ್ದು, ನಾಲೆಯಲ್ಲಿ ಬಿಡಲಾಗುವ ನೀರನ್ನು ಕೇವಲ ಕುಡಿಯುವ ನೀರಿನ ಉದ್ದೇಶಕ್ಕೆ ಮಾತ್ರ ಬಳಕೆ ಮಾಡಿಕೊಳ್ಳಬೇಕು. ಅಚ್ಚುಕಟ್ಟು ಪ್ರದೇಶದ ಬೆಳೆಗಳಿಗೆ ನೀರು ಬಳಸುವುದನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರೈತರು ನಾಲೆಯಿಂದ ಅಕ್ರಮವಾಗಿ ಪಂಪ್ಸೆಟ್ ಮೂಲಕ ನೀರು ಎತ್ತುವುದು ಅಥವಾ ಕಾಲುವೆ ವ್ಯಾಪ್ತಿಯಲ್ಲಿ ದನಕರುಗಳನ್ನು ಇಳಿಸುವುದು ಹಾಗೂ ಸಾರ್ವಜನಿಕರು ಓಡಾಡುವುದನ್ನು ಮಾಡಬಾರದು. ನಿಯಮ ಉಲ್ಲಂಘಿಸುವವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಜರುಗಿಸಲಾಗುವುದು ಎಂದು ಭದ್ರಾ ಯೋಜನೆಯ ಅಧೀಕ್ಷಕ ಅಭಿಯಂತರರು ಎಚ್ಚರಿಸಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಮಾದಕ ವಸ್ತು ಸಾಗಣೆ, ಮಾರಾಟ ಹಾಗೂ ಬಳಕೆ ವಿರುದ್ಧ ನಿರಂತರವಾಗಿ ಕಾರ್ಯಾಚರಣೆ ನಡೆಸಲಾಗುತ್ತಿದ್ದು, ಪ್ರಸಕ್ತ ಸಾಲಿನಲ್ಲಿ 12 ಪ್ರಕರಣಗಳನ್ನು ದಾಖಲಿಸಿಕೊಂಡು 34 ಕೆಜಿ ಗಾಂಜಾ ಜಪ್ತಿ ಮಾಡಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯಶೋಧ ವಂಟಗೋಡಿ ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ 111 ಮಂದಿ ಮಾದಕ ವಸ್ತು ಬಳಕೆದಾರರನ್ನು ಗುರುತಿಸಲಾಗಿದೆ. ಅವರಲ್ಲಿ 80 ಮಂದಿ ಮಾದಕ ದ್ರವ್ಯ ಬಳಕೆಯಿಂದ ಮುಕ್ತರಾಗಿದ್ದಾರೆ. ವ್ಯಸನಿಗಳ ಮೇಲೆ ನಿಗಾ ವಹಿಸಲು ಪೊಲೀಸ್ ಇಲಾಖೆಯಿಂದ 92 ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ. ಈ ಸಿಬ್ಬಂದಿ ಸಂಬಂಧಪಟ್ಟ ವ್ಯಕ್ತಿಗಳ ಮೇಲ್ವಿಚಾರಣೆ ನಡೆಸುವ ಜೊತೆಗೆ ಅವರನ್ನು ವ್ಯಸನದಿಂದ ಹೊರತರಲು ಅಗತ್ಯ ಸಹಕಾರ ಮತ್ತು ಮಾರ್ಗದರ್ಶನ ನೀಡಲಿದ್ದಾರೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಾಹಿತಿ ನೀಡಿದ್ದಾರೆ. ಮುಂದಿನ ತಿಂಗಳು 19ರಂದು ನಡೆಯಲಿರುವ ರಾಷ್ಟೀಯ ಲೋಕ ಅದಾಲತ್ನಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 7,000 ಪ್ರಕರಣಗಳನ್ನು ಇತ್ಯರ್ಥಪಡಿಸುವ

0: ಗುರಿ ಹೊಂದಲಾಗಿದೆ ಎಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಆಗಿರುವ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ನ್ಯಾಯಮೂರ್ತಿ ದಿವ್ಯಶ್ರೀ ತಿಳಿಸಿದ್ದಾರೆ. ಅವರು ಕಾರವಾರದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಪ್ರಸ್ತುತ ಜಿಲ್ಲೆಯಾದ್ಯಂತ ಎಲ್ಲಾ ನ್ಯಾಯಾಲಯಗಳಲ್ಲಿ ಒಟ್ಟು 43,113 ಪ್ರಕರಣಗಳು ಬಾಕಿ ಇವೆ. ಜಿಲ್ಲೆಯಲ್ಲಿ ಜುಲೈ ತಿಂಗಳಲ್ಲಿ ನಡೆದ ಲೋಕ ಅದಾಲತ್ನಲ್ಲಿ ಸುಮಾರು 6,731 ಪ್ರಕರಣಗಳನ್ನು ವಿಲೇವಾರಿ ಮಾಡಲಾಗಿತ್ತು ಎಂದು ತಿಳಿಸಿದರು. ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ರಾಜಿಯಾಗಬಲ್ಲ ಸಿವಿಲ್, ಕ್ರಿಮಿನಲ್, ಸಾಲ ವಸೂಲಾತಿ ಹಾಗೂ ಚೆಕ್ ಬೌನ್ಸ್ ಪ್ರಕರಣಗಳು, ಕೌಟುಂಬಿಕ ವಿವಾದಗಳು, ಅಪಘಾತ ಪರಿಹಾರ, ಭೂಸ್ವಾಧೀನ ಪರಿಹಾರ ಸೇರಿದಂತೆ ಇತರೆ ರಾಜಿಯಾಗಬಲ್ಲ ಪ್ರಕರಣಗಳನ್ನು ಸಂಬಂಧಪಟ್ಟ ನ್ಯಾಯಾಲಯಕ್ಕೆ ತಿಳಿಸುವ ಅಥವಾ ಅರ್ಜಿ ಸಲ್ಲಿಸುವ ಮೂಲಕ ಪ್ರಕರಣ ಇತ್ಯರ್ಥಪಡಿಸಿಕೊಳ್ಳಬಹುದಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಸಾರ್ವಜನಿಕರು ಲೋಕ ಅದಾಲತ್ನ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಅವರು ಮನವಿ ಮಾಡಿದ್ದಾರೆ. ರಾಜ್ಯದ ವಿವಿಧೆಡೆ ಇಂದು ರಾಘವೇಂದ್ರ ಸ್ವಾಮಿಗಳ 355ನೇ ಆರಾಧನಾ ಮಹೋತ್ಸವ ಆಚರಿಸಲಾಗುತ್ತಿದೆ. ದೊಡ್ಡಬಳ್ಳಾಪುರದ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಆರಾಧನಾ ಮಹೋತ್ಸವದ ಅಂಗವಾಗಿ ರಾಯರ ಬೃಂದಾವನಕ್ಕೆ ವಿಶೇಷ ಅಲಂಕಾರ, ಪೂಜೆ, ಹೋಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಡಿವಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಿಬಿಜಿ ರಾಮ್ಜಿ ಯೋಜನೆ ಹಾಗೂ ಜಾಬ್ ಕಾರ್ಡ್ ಮೇಳದ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಉದ್ದೇಶದ ಜಾಗೃತಿ ಅಭಿಯಾನಕ್ಕೆ ಕಾರ್ಯನಿರ್ವಾಹಕ ಅಧಿಕಾರಿ ವಿ ಕೃಷ್ಣ ಇಂದು ಚಾಲನೆ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಯುವ ಜನತೆಯನ್ನು ಚಟಗಳಿಂದ ದೂರವಿಡುವ ಪ್ರಯತ್ನದಲ್ಲಿ ಕೈಜೋಡಿಸುವಂತೆ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಕರೆ. ಪಿಎಂ ಸ್ವನಿಧಿ ಬೆಂಬಲದಿಂದ ಆರ್ಥಿಕ ಪರಿಸ್ಥಿತಿ ಉತ್ತಮಪಡಿಸಿಕೊಂಡ ಬೆಂಗಳೂರಿನ ಟಿಎಸ್ ನಿಂಗಮ್ಮ ಮಹಿಳಾ ಸಬಲೀಕರಣದ ಜೀವಂತ ಉದಾಹರಣೆ, ಪ್ರಧಾನಮಂತ್ರಿ ಶ್ಲಾಘನೆ. ಚಿಕ್ಕಮಗಳೂರಿನ ರೈತರಿಂದ ಕಾಫಿ ತೋಟದ ಮಧ್ಯೆ ಅವಕಾಡೊ ಕೃಷಿ ಸಂಪಾದನೆಯ ಹೊಸ ಮಾರ್ಗಕ್ಕಾಗಿ ಪ್ರಧಾನಿ ಮೆಚ್ಚುಗೆ. ನೇಪಾಳ ಪ್ರವಾಸಕ್ಕೆ ತೆರಳಿದ್ದ 54 ಜನ ಕನ್ನಡಿಗರು ತಾಯ್ನಾಡಿಗೆ ಸುರಕ್ಷಿತ ವಾಪಸ್. ಭದ್ರಾ ಬಲದಂಡೆ ನಾಲೆಗೆ ಸೆಪ್ಟೆಂಬರ್ 1 ಕುಡಿಯುವ ನೀರು ಬಿಡುಗಡೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಸಂಜೆ 6:40.
1: ಆಕಾಶವಾಣಿ ಇನ್ನೀಗ ಕೇಳಿ ಅನುವಾದ. ಈ ಕುರಿತು ವೀರಪ್ಪ ಎಂ ಅವರಿಂದ ಭಾಷಣ.
2: ಮನುಷ್ಯನನ್ನ ಮಾತನಾಡುವ ಪ್ರಾಣಿ ಎಂತಲೂ ಗುರುತಿಸುತ್ತಾರೆ. ಒಂದು ಅರ್ಥದಲ್ಲಿ ಭಾಷೆ ಎನ್ನುವುದು ಮನುಷ್ಯ ರೂಢಿಸಿಕೊಂಡ ಬೌದ್ಧಿಕ ಕಸರತ್ತೂ ಹೌದು. ಹಾಗೆ ಪರಸ್ಪರ ಮಾತನಾಡುವುದನ್ನು ಕಲಿತಿದ್ದರಿಂದಲೇ ಬಹುಶಃ ಪ್ರಾಣಿಗಳಿಗಿಂತ ಮನುಷ್ಯ ಭಿನ್ನವಾಗಿ ನಿಂತನೆನ್ನಬಹುದು. ಭಾಷೆಗೆ ನುಡಿ, ಮಾತು, ವಚನ, ಪ್ರಮಾಣ ಎಂಬೆಲ್ಲ ವಿಶೇಷ ಅರ್ಥಗಳನ್ನು ಆರೋಪಿಸಲಾಗಿದೆ. ಸಮಾಜ ಜೀವಿಯಾಗಿ ಮನುಷ್ಯ ಬೆಳೆಯುತ್ತಾ ಬಂದ ಹಾಗೆಯೇ ಭಾಷೆಯ ಆವಿಷ್ಕಾರ, ಅದರ ಬೆಳವಣಿಗೆಗೆ ಅದ್ಭುತವಾದ ಚರಿತ್ರೆಯೂ ಇದೆ. ಪ್ರಪಂಚದಲ್ಲಿ 3,000 ಭಾಷೆಗಳಿವೆ ಎಂಬುದೊಂದು ಅಂದಾಜು. ಅವುಗಳಲ್ಲಿ ಬಹುತೇಕ ಭಾಷೆಗಳು ತಮ್ಮದೇ ಆದ ಲಿಪಿ ಹೊಂದಿರದೇ ಇರಬಹುದು. ಆದರೆ ಆಡು ಮಾತಿನ ಮೂಲಕ ಒಂದು ಜನಾಂಗದ ಜೀವನ ವ್ಯಾಪಾರದಲ್ಲಿ ಅನಿವಾರ್ಯ ಪಾತ್ರ ವಹಿಸುತ್ತಾ ಬಂದಿರುವುದನ್ನು ನೋಡುತ್ತೇವೆ. ಭಾಷಾ ವಿಜ್ಞಾನಿಗಳ ಪ್ರಕಾರ ಜನಸಮುದಾಯದಲ್ಲಿ ಬಳಕೆಯಲ್ಲಿರುವ ಭಾಷೆ ಜೀವಂತ ಭಾಷೆ ಎಂದು, ಒಂದು ಕಾಲದಲ್ಲಿ ಚಾಲ್ತಿಯಲ್ಲಿದ್ದದ್ದು ಈಗ ಜನಬಳಕೆಯಲ್ಲಿದ್ದ ಭಾಷೆಯನ್ನು ಮೃತ ಭಾಷೆ ಎಂದು ಗುರುತಿಸುತ್ತಾರೆ. ಕನ್ನಡ, ಹಿಂದಿ, ಇಂಗ್ಲಿಷ್ಗಳಂಥ ಭಾಷೆಗಳನ್ನು ಜೀವಂತ ಭಾಷೆಗಳೆಂದು ಬಗೆಯಬಹುದಾದರೆ ಸಂಸ್ಕೃತ, ಗ್ರೀಕ್, ಲ್ಯಾಟಿನ್ಗಳಂಥ ಭಾಷೆಗಳನ್ನು ಮೃತ ಭಾಷೆಗಳಾಗಿ ಪರಿಗಣಿಸಬಹುದು. ಹರಿಯುವ ಹೊಳೆಯಂತೆ ನಿತ್ಯ ನಿರಂತರ ಬದಲಾಗುತ್ತಾ ಬೆಳೆಯುತ್ತಾ ಹೋಗುವುದೇ ಜೀವಂತ ಭಾಷೆಯ ಲಕ್ಷಣ. ಕಾಲಕ್ರಮೇಣ ಕೆಲವು ಭಾಷೆಗಳು ಬೇರೆ ಬೇರೆ ಕಾರಣಕ್ಕೆ ಕಣ್ಮರೆಯಾಗುತ್ತಿರುವುದು ಬೇರೆ ಮಾತು. ಒಟ್ಟಾರೆ ಪ್ರಪಂಚದ ಯಾವುದೇ ಮಾನವ ಜನಾಂಗ ಭಾಷೆ ಇಲ್ಲದೆ ಬದುಕಲಾರದು ಎಂದಾಯಿತು. ನಾಗರಿಕತೆ ಬೆಳೆದಂತೆಲ್ಲ ಮನುಷ್ಯ ತನ್ನ ಜನಾಂಗ, ತಾನು ನೆಲೆನಿಂತ ಊರಿಗಷ್ಟೇ ಸೀಮಿತವಾಗದೆ ತನ್ನ ವ್ಯವಹಾರ ಮತ್ತು ಅನುಭವ ಪ್ರಪಂಚವನ್ನು ಹಿಗ್ಗಿಸಿಕೊಳ್ಳುತ್ತಾ ಹೋಗುತ್ತಾನೆ. ಆಗ ಬೇರೆ ಬೇರೆ ಭಾಷೆಗಳನ್ನು ಆಡುವ ಬೇರೆ ಬೇರೆ ಜನಾಂಗಗಳೊಂದಿಗೆ ಸಂಪರ್ಕ ಏರ್ಪಟ್ಟಾಗ ಭಾಷಾಂತರ ಕಾರ್ಯ ಅನಿವಾರ್ಯವಾಗುತ್ತದೆ. ಭಾಷಾಂತರ ಪದ ಎರಡು ಭಾಷೆಗಳ ನಡುವಿನ ಅಂತರವನ್ನು ಸೂಚಿಸುವ ಹಾಗೆಯೇ ಆ ಎರಡೂ ಭಾಷೆಗಳ ನಡುವಿನ ಅಂತರವನ್ನು ಬೆಸೆಯುವ ಕೊಂಡಿಯಾಗಿಯೂ ಸಂಕೇತಿಸುತ್ತದೆ. ಒಟ್ಟಾರೆ ಇದು ಎರಡು ಜನಾಂಗಗಳ ನಡುವಿನ ನುಡಿ ಸೇತುವೆಯಾಗುವ ಅಗಾಧ ಪ್ರಕ್ರಿಯೆ ಹೊಂದಿರುವುದನ್ನು ಇಲ್ಲಿ ಗಮನಿಸಬೇಕು. ಭಾಷಾಂತರ ಕೆಲಸವೆಂದರೆ ಮೂಲ ಭಾಷೆಯಲ್ಲಿರುವ ವಸ್ತು ವಿಷಯವನ್ನು ಉದ್ದಿಷ್ಟ ಭಾಷೆಗೆ ತರುವುದು ಎಂದರ್ಥ. ಅಂದರೆ ಭಾಷೆ ಶರೀರದಂತಿದ್ದರೆ ವಸ್ತು ಆತ್ಮದ ಸ್ವರೂಪದಲ್ಲಿರುತ್ತದೆ ಎಂದು ಹೇಳುತ್ತಾರೆ. ಆತ್ಮಕ್ಕೆ ಭಂಗಬಾರದಂತೆ ದೇಹಾಂತರ ಕಾರ್ಯ ನಡೆಸುವುದೇ ಭಾಷಾಂತರ. ಹಾಗಾದಾಗ ಭಾಷಾಂತರಕಾರನ ಜವಾಬ್ದಾರಿ ಎಂಥದ್ದೆಂದರೆ ಪರಕಾಯ ಪ್ರವೇಶ ಮಾಡಿದ್ದಷ್ಟೇ ಕಷ್ಟದ ಕೆಲಸ. ಅಂದರೆ ಭಾಷಾಂತರಕಾರನಿಗೆ ಎರಡೂ ಭಾಷೆಗಳ ಪರಿಣಿತಿ ಅತ್ಯಗತ್ಯ. ಅದರ ಜೊತೆಗೆ ಆಯಾ ಭಾಷೆಗಳಿಗೆ ಅಂಟಿರುವ ಜನಾಂಗೀಯ ಸಾಂಸ್ಕೃತಿಕ

ನೀವು ತುಸು ಇರಬೇಕಾಗುತ್ತದೆ. ಅಂಥ ಗುರುತರವಾದ ಭಾಷಾಂತರ ಕಾರ್ಯ ಮಾಡಬೇಕಾದಾಗ ಬೇರೊಂದು ಅಂದರೆ ಮೂಲ ಭಾಷೆಯಲ್ಲಿರುವ ವಸ್ತುವನ್ನು ಸರಿಯಾಗಿ ಗ್ರಹಿಸುವ ಹಾಗೂ ಅದನ್ನು ತನ್ನ ಉದ್ದಿಷ್ಟ ಭಾಷೆಗೆ ಅಭಿವ್ಯಕ್ತಿಸುವ ಇವೆರಡೂ ಅನುವಾದ ಕಾರ್ಯದಲ್ಲಿ ಸಮರ್ಪಕವಾಗಿ ಕೆಲಸ ಮಾಡಬೇಕಾಗುತ್ತದೆ. ಆ ಕಾರಣಕ್ಕಾಗಿಯೇ ಟ್ರಾನ್ಸ್ಲೇಷನ್ ಈಸ್ ಆ್ಯನ್ ಆರ್ಟ್ ಎಂದು ಹೇಳುತ್ತಾರೆ. ಅಷ್ಟೇ ಅಲ್ಲ, ಭಾಷಾಂತರ ಪ್ರಜ್ಞಾಪೂರ್ವಕ ಕಲೆ ಎಂದು ಸಿ ಪಿ ಕೆಯವರು ಇನ್ನೂ ಒತ್ತು ಕೊಟ್ಟು ಹೇಳುತ್ತಾರೆ. ಭಾಷಾಂತರ ಪದಕ್ಕೆ ಅನುವಾದ ಎಂಬ ಪರ್ಯಾಯ ಪದವೂ ಇದೆ. ಅನುವಾದ ಎಂದರೆ ಅನುಸರಿಸಿ ಹೇಳುವುದು ಎಂದರ್ಥ. ಹಾಗೆಯೇ ಫಾರ್ಸಿ ಪದ ತರ್ಜುಮಾ, ತರ್ಜುಮೆ ಎಂಬುದೂ ಇದೆ. ಜೊತೆಗೆ ಕನ್ನಡಕ್ಕೆ ತರುವುದು ಎಂಬುದನ್ನು ಸೂಚಿಸುವಾಗ ಕನ್ನಡಿಸು ಎಂಬ ಪದವೂ ಇದೆ. ಅಷ್ಟೇ ಅಲ್ಲ, ಗಣ್ಯಾತಿ ಗಣ್ಯರು ದೇಶ ವಿದೇಶ ಪ್ರವಾಸ ಕೈಗೊಂಡಾಗ ಅವರ ನೆರವಿಗೆ ದುಭಾಷಿಗಳಿರುತ್ತಾರೆ. ವೇದಿಕೆಯ ಮೇಲೆ ಗಣ್ಯರ ಭಾಷಣವನ್ನು ಸ್ಥಳೀಯ ಭಾಷೆಗೆ ತತ್ಕ್ಷಣದಲ್ಲಿಯೇ ಅನುವಾದಿಸಿ ಪ್ರಸ್ತುತಪಡಿಸುವ ಚಾಣಾಕ್ಷಮತಿ ಆ ದುಭಾಷಿಗಳಿಗಿರಬೇಕಾಗುತ್ತದೆ. ಸಾರ್ವಜನಿಕ ಸಮಾರಂಭದಲ್ಲಿ ಮುಖ್ಯ ಭಾಷಣಕಾರನ ಮಾತುಗಳನ್ನು ಅವರಾಡುವ ಒಂದೊಂದೂ ವಾಕ್ಯವನ್ನು ತದ್ವತ್ತಾಗಿ ಗ್ರಹಿಸಿ ಹಿಂದೆಯೇ ನೆರೆದ ಸಭಿಕರಿಗೆ ಮನದಟ್ಟಾಗುವ ರೀತಿಯಲ್ಲಿ ಮುಖ್ಯ ಭಾಷಣಕಾರನ ಮಾತಿನಲ್ಲಿನ ಆ ಏರಿಳಿತವನ್ನೂ ಬಿಡದೆ ಅನುಸರಿಸಿ ಅದೇ ಧಾಟಿಯಲ್ಲಿ ದುಭಾಷೆಯೂ ಮಾತನಾಡುವ ಮೂಲಕ ನೆರೆದ ಪ್ರೇಕ್ಷಕರನ್ನು ತಟ್ಟುವ ಪರಿ ಅದ್ಭುತವಾಗಿರುತ್ತದೆ. ದುಭಾಷೆ ಎಂದ ತಕ್ಷಣ ನೆನಪಾಯಿತು, ವಿಶ್ವಕವಿ ರವೀಂದ್ರನಾಥ ಟ್ಯಾಗೋರರು ಶಾಂತಿನಿಕೇತನ ಕಟ್ಟುವ ಕನಸು ಕಾಣುತ್ತಿದ್ದ ದಿನಗಳವು. ಮಲೇಷ್ಯಾಕ್ಕೆ ಹೋಗಿದ್ದರೆಂದು ಕಾಣುತ್ತದೆ. ಅಲ್ಲಿ ನೆರೆದ ಭಾರತೀಯರನ್ನು ಉದ್ದೇಶಿಸಿ ರವೀಂದ್ರರು ಮಾತನಾಡಬೇಕಿತ್ತು. ಕಾರ್ಯಕ್ರಮ ಮುಗಿದ ನಂತರ ಸ್ಥಳೀಯ ಭಾರತೀಯನೊಬ್ಬ ಹತ್ತಿರ ಬಂದು, ನೀವು ಅಂತಾರಾಷ್ಟ್ರೀಯ ಮಟ್ಟದ ಹೋಟೆಲು ಸ್ಥಾಪಿಸುತ್ತೀರಂತಲ್ಲ ಎಂದು ಕೇಳಿದನಂತೆ. ಅರೆ, ನಾನೆಲ್ಲಿ ಹಾಗೆ ಹೇಳಿದೆ ಎಂದು ರವೀಂದ್ರರಿಗೆ ಅಚ್ಚರಿಯಾಗಿತ್ತು. ಶಾಂತಿನಿಕೇತನ ಎಂಬ ಸಂಸ್ಥೆ ಕಟ್ಟುವ ಉದ್ದೇಶ ತಮಗಿರುವುದನ್ನು ಕವಿ ಅಂದಿನ ಭಾಷಣದಲ್ಲಿ ಪ್ರಸ್ತಾಪಿಸಿದ್ದು ನಿಜ. ಅಲ್ಲಿ ದೇಶ ವಿದೇಶಗಳ ವಿದ್ಯಾರ್ಥಿಗಳು ಬಂದು ತಂಗಿದ್ದು ತಮ್ಮ ಓದನ್ನು ಪೂರೈಸಿಕೊಳ್ಳಬಹುದು ಎಂದು ಹೇಳಿ ಅದಕ್ಕಾಗಿ ಭಾರತೀಯರಿಂದ ಉದಾರ ನೆರವನ್ನು ಕೋರಿದ್ದರು. ಆದರೆ ಅವಸರದಲ್ಲಿ ದುಭಾಷಿ ಅದೇನೆಂದು ಗರಿಸಿದ್ದನೋ ಹೋಟೆಲೋ ಎಂದು ಹೇಳಿ ಅಚಾತುರ್ಯ ಎಸಗಿದ್ದ. ಕನ್ನಡದ ಮಟ್ಟಿಗೆ ನಾವು ಯೋಚನೆ ಮಾಡಿದಾಗ ಭಾಷಾಂತರ ಕಾರ್ಯ 19ನೇ ಶತಮಾನದ ಕೊನೆಯ ಭಾಗದಲ್ಲಿ ಬಸವಪ್ಪ ಶಾಸ್ತ್ರಿಗಳು ಸಂಸ್ಕೃತ ಮೂಲದಿಂದ ಕಾಳಿದಾಸನ ಅಭಿಜ್ಞಾನ ಶಾಕುಂತಲವನ್ನು ಕರ್ನಾಟಕ ಶಾಕುಂತಲ ಶೀರ್ಷಿಕೆಯಲ್ಲಿ ಕನ್ನಡಕ್ಕೆ ತಂದರು. ಹಾಗೆಯೇ ಶೇಕ್ಸ್ಪಿಯರ್ನ ರೋಮಿಯೋ ಜೂಲಿಯೆಟ್ಟನ್ನು ರಾಮವರ್ಮ ಲೀಲಾವತಿ ಎಂದು, ಒಥೆಲೋ ಶೂರಚನ ಚರಿತ್ರೆಯೆಂದು ಕನ್ನಡ ಜಾಯಮನಕ್ಕೆ ಒಗ್ಗುವಂತೆ ರೂಪಾಂತರಗೊಳಿಸಿದ್ದರು. 14 ಸಾಲಿನ ಪದ್ಯ ಸಾನೆಟ್ ಅನ್ನು ಕನ್ನಡದಲ್ಲಿ ಸುನೀತಾ ಎಂದು ಕರೆಯುವ ಮೂಲಕ ನವೋದಯ ಕಾಲದ ಕವಿಗಳು ಕನ್ನಡೀಕರಿಸಿದ್ದರು. ಸಂಸ್ಕೃತದ ಬಾಣನ ಕಾದಂಬರಿಯನ್ನು ಗಂಗಾಧರ ಮಡಿವಾಳ ಹೆಸರು ತೂರ್ಮರಿಯವರು ಬಾಣ ಕಾದಂಬರಿ ಎಂಬ ಹೆಸರಿನಲ್ಲಿ ತಂದದ್ದು ಮೂಲ ಕೃತಿಯಷ್ಟೇ ಸೊಗಸಾಗಿ ಬಂದಿದೆ. ನಂತರದಲ್ಲಿ ಅಹೋಬಲ ಶಂಕರ ಅವರು ನೇರವಾಗಿ ಬಂಗಾಳಿಯಿಂದ ರವೀಂದ್ರರ ಕಥಾಮಂಜರಿಯನ್ನು ಕನ್ನಡಕ್ಕೆ ತಂದಿದ್ದರು. ಮುಂದೆ ಜೇನ್ ಆಸ್ಟಿನ್ನ ಪ್ರೈಡ್ ಆಫ್ ಪ್ರೆಜಿಡಿಸ್ ಕೃತಿಯನ್ನು ಅನುವಾದಿಸಿದ ಹಾಮಾನರ ಹಮ್ಮು ಬಿಮ್ಮು, ಎಚ್ ಎಲ್ ನಾಗೇಗೌಡರ ಪ್ರವಾಸಿ ಕಂಡ ಇಂಡಿಯಾ ಕೃತಿಗಳು ಆರಂಭದಲ್ಲಿ ಕನ್ನಡ ಸಾಹಿತ್ಯದ ಅನುವಾದ ಪರಂಪರೆಗೆ ಬಹುದೊಡ್ಡ ಕೊಡುಗೆಗಳೇ ಆಗಿದವು. ನನ್ನ ಉದ್ದೇಶ ಅನುವಾದ ಸಾಹಿತ್ಯ ಬೆಳೆದು ಬಂದ ದಾರಿಯನ್ನು ಗಂಭೀರವಾಗಿ ವಿವರಿಸುವುದಲ್ಲ, ಭಾಷಾಂತರ ಕಾರ್ಯದಲ್ಲಿ ಎದುರಾಗುವ ಎಡರು ತೊಡರುಗಳು ಅವಸರದ ಅವಾಂತರಗಳನ್ನು ಕುರಿತು ಮಾತನಾಡುವುದಷ್ಟೇ ಆಗಿದೆ. ನಮ್ಮ ಮುಂದೆ ಬೃಹತ್ತಾಗಿ ಬೆಳೆದಿರುವಂಥ ಇಂಗ್ಲೀಷು ಭಾಷೆ ಇದೆ. ಪ್ರತಿಯೊಂದಕ್ಕೂ ಅದಕ್ಕೆ ಶರಣು ಹೋಗಬೇಕಾದ ಅನಿವಾರ್ಯ ಪರಿಸ್ಥಿತಿಯೂ ಏರ್ಪಟ್ಟಿದೆ. ಹೀಗಿದ್ದಾಗ ಇಂಗ್ಲೀಷಿನಲ್ಲಿರುವುದನ್ನು ಮಾತೃಭಾಷೆಗೆ ತರುವ ಜವಾಬ್ದಾರಿ ನಮ್ಮ ಮುಂದಿದೆ. ಇಂಗ್ಲೀಷಿನಲ್ಲಿ ಪದಗಳನ್ನು ಕಾಯಿನ್ ಮಾಡುವುದು ಎಂದು ಹೇಳುತ್ತಾರಲ್ಲ, ಅಂದರೆ ನಾಣ್ಯಗಳನ್ನು ಟಂಕಶಾಲೆಯಲ್ಲಿ ಎರಕ ಹೊಯ್ಯುವುದು ಎಂದು ಅರ್ಥ. ಅದನ್ನೇ ಟಂಕಿಸುವುದು ಎಂದು ಕನ್ನಡದಲ್ಲಿ ಹೇಳುವುದುಂಟು. ಪ್ರೀತಿಸು, ಪತ್ರಿಸು ಎಂದು ಹೇಳುವ ತೆರದಲ್ಲಿಯೇ ಕನ್ನಡಿಸುವ ಪರಿ ಇದು. ಹಾಗೆಂದುಕೊಂಡು ಕೂರು ಎನ್ನುವುದಕ್ಕೆ ಕುರ್ಚಿಸು ಎಂದು ಹೇಳಿದರೆ ಅತಿರೇಕವಾದೀತು. ಹಾಗೆ ನೋಡಿದರೆ ಮೂಲ ಭಾಷೆಯ ಪದಗಳಿಗೆ ಸಂವಾದಿಯಾಗಿ ದೇಶಿ ಪದಗಳನ್ನು ಟಂಕಿಸಿದ ಕೀರ್ತಿ ಕಬ್ಬಿಗರ ಕಾವದ ಅಂಡಯ್ಯನಿಗೆ ಮೊದಲು ಸಲ್ಲಬೇಕು. ಮುಂದೆ ಆಧುನಿಕ ಕನ್ನಡ ಸಾಹಿತ್ಯಕ್ಕೆ ಬಂದಾಗ ಕನ್ನಡವಿಕ್ಕಿ ಎಂಬ ಕಾವ್ಯನಾಮದ ತಿರುಮಲೆ ತಾತಾಚಾರ್ಯ ಶರ್ಮರು ಇಂಗ್ಲೀಷಿನ ರೌಂಡ್ ಟೇಬಲ್ ಕಾನ್ಫರೆನ್ಸ್ಗೆ ದುಂಡು ಮೇಜಿನ ಪರಿಷತ್ತು ಎಂದು, ಸಾರ್ವಜನಿಕ ತಿಳುವಳಿಕೆಗಾಗಿ ಸರ್ಕಾರ ಹೊರಡಿಸುವ ಅಧಿಕೃತ ಪತ್ರ ವೈಟ್ ಪೇಪರ್ಗೆ ಶ್ವೇತಪತ್ರ ಎಂದು, ವಿಷಯ ಅತಿ ಮಹತ್ವದಿದ್ದಾಗ ಅಧಿವೇಶನದಲ್ಲಿಲ್ಲದಿದ್ದಾಗೂ ಆ ತುರ್ತು ಸಂದರ್ಭದಲ್ಲಿ ರಾಷ್ಟ್ರಪತಿ ಹೊರಡಿಸುವ ಆರ್ಡಿನೆನ್ಸ್ಗೆ ಸುಗ್ರೀವಾಜ್ಞೆ ಎಂದು ಕನ್ನಡಿಸಿದ್ದನ್ನು ಇಲ್ಲಿ ಗಮನಿಸಬೇಕು. ಇದು ಮಾತೃಭಾಷೆಯಲ್ಲಿ ಲಭ್ಯವಿರುವ ಪದಗಳನ್ನೇ ತದ್ವತ್ತಾಗಿ ಜೋಡಿಸಿ ಅರ್ಥ ವ್ಯತ್ಯಾಸವಾಗದಂತೆ ರೂಪಿಸಿಕೊಂಡ ನೇರ ಅನುವಾದ. ಆ ಪದಗಳು ಅಷ್ಟೇ ಜನಪ್ರಿಯಗೊಂಡು ಚಾಲ್ತಿಯಲ್ಲಿ ಬಂದುಬಿಟ್ಟವು. ಅಷ್ಟೇ ಅಲ್ಲ, ಆಲ್ ಇಂಡಿಯಾ ರೇಡಿಯೋ ಶುರುವಾದ ಹೊಸದರಲ್ಲಿ ಮೈಸೂರಿಗೆ ಮೊದಲ ಪ್ರಸಾರ ಕೇಂದ್ರ ಬಂತು. ಆ ಸಂದರ್ಭದಲ್ಲಿ ಗೋಪಾಲಸ್ವಾಮಿ ಅಯ್ಯಂಗಾರ್ ಅಂತ ಇದ್ದರು, ಅವರ ಜೊತೆ ನಾ ಕಸ್ತೂರಿಯವರು ಸಮಿತಿಯಲ್ಲಿದ್ದರು. ಅವರು ರೇಡಿಯೋಗೆ ಪರ್ಯಾಯವಾಗಿ ಆಕಾಶವಾಣಿ ಎಂಬ ಪದವನ್ನು ಇತ್ತ ಕನ್ನಡಿಗರಿವರು.

ಇಲ್ಲ ಎಂದು ಬಿಟ್ಟರೆ ಆವಾಸವಾಗಿ ಬಿಡುತ್ತದೆ. ಉತ್ತರ ಕರ್ನಾಟಕದ ಕಡೆಗೆ ಕಾಲು ಚೀಲಕ್ಕೆ ಕಾಲು ಕುಪ್ಪಸ ಎಂದು ಬಾಯಿ ತುಂಬ ಕರೆಯುವ ವಾಡಿಕೆ ಇದೆ ಗೊತ್ತೇ. ಅದೇ ರೀತಿ ಬೆಳಗಿನ ಉಪಾಹಾರ ಸೇವನೆಯನ್ನು ಉತ್ತರ ಕರ್ನಾಟಕದ ಬಹುತೇಕ ಕಡೆ ನಾಷ್ಟಾ ಎಂದು, ಬೆಳಗಾವಿ ಜಿಲ್ಲೆಯಲ್ಲಿ ನ್ಯಾರಿ ಎಂದು ಕರೆದರೆ ಹಳೆ ಮೈಸೂರು ಕಡೆ ತಿಂಡಿ ಎಂದು ಕರೆಯುತ್ತಾರೆ. ಆದರೆ ಉತ್ತರ ಕರ್ನಾಟಕದ ಕಡೆಗೆ ತಿಂಡಿ ಎಂದರೆ ತೀಟಿ ಎಂಬ ಅರ್ಥದಲ್ಲಿ ಬಳಸುವ ರೂಢಿಯೂ ಇದೆ. ಹಿಂದಿ ಭಾಷೆಯಲ್ಲಿ ಬ್ರೇಕ್ಫಾಸ್ಟನ್ನು ಜಲಪಾನ ಎಂದು ಕರೆಯುತ್ತಾರೆ. ಮಲಬದ್ಧತೆ ಇದ್ದವರಿಗೆ ವೈದ್ಯರು ಬೆಳಗೆದ್ದ ಕೂಡಲೇ ಯಥೇಷ್ಟವಾಗಿ ನೀರು ಸೇವನೆಯ ಸಲಹೆ ಕೊಟ್ಟಿರುವುದು ಅದಕ್ಕೆ ಇರಬೇಕು. ಹಾಗೆಯೇ ಹಳೆ ಮೈಸೂರು ಕಡೆಗೆ ಗೆಂಡೆ ಎಂದರೆ ಲಟ್ಟ, ದಪ್ಪನೆಯ, ಬೆಪ್ಪ, ಟೊಣಪ ಎಂಬರ್ಥದಲ್ಲಿ ಬಳಸಿದರೆ ಉತ್ತರ ಕರ್ನಾಟಕದ ಕಡೆಗೆ ಪುರುಷ ಜನನೇಂದ್ರಿಯವನ್ನು ಸೂಚಿಸುತ್ತದೆ. ಹಳೆಯ ಮೈಸೂರು ಕಡೆ ಹೆಂಗಸು ಎಂದರೆ ಹೆಣ್ಣು ಮಗಳು ಎಂಬರ್ಥದಲ್ಲಷ್ಟೇ ಪರಿಭಾವಿಸಿದರೆ ಉತ್ತರ ಕರ್ನಾಟಕದ ಕಡೆ ಇಟ್ಟುಕೊಂಡವಳು ಎಂಬರ್ಥ ವಿಶೇಷ ಅರ್ಥವನ್ನು ಅದು ಧ್ವನಿಸುತ್ತದೆ. ಧಾರವಾಡ ಜಿಲ್ಲೆಯಲ್ಲಿ ಬೆಳಕಿಂಡಿಗೆ ಭಗವಂತಿ ಎಂದು ಕರೆದರೆ ಆಲಿಕೆಗೆ ಮೈಸೂರು ಕಡೆ ಬುದ್ಧಿವಂತ ಎಂದು ಹೇಳುತ್ತಾರೆ. ನೀರಿನ ಹೊರತೆಗೆ ಬೆಂಗಳೂರು ಗ್ರಾಮಾಂತರದಲ್ಲಿ ತಲಪರಿಗೆ ಎಂದು ಕರೆಯುವುದುಂಟು. ಹೀಗೆ ಪಟ್ಟಿ ಮಾಡುತ್ತಾ ಹೋದರೆ ಭಾಷಿಕ ಸ್ವಾರಸ್ಯಗಳನ್ನು ಸಾವಿರಾರು ಹೆಕ್ಕಬಹುದು. ಜೀವಂತ ಭಾಷೆಯ ಗುಣಲಕ್ಷಣವೆಂದರೆ ಕಾಲಾಂತರದಲ್ಲಿ ಕೆಲವು ಪದಗಳು ಚಾಲ್ತಿ ಕಳೆದುಕೊಂಡರೆ ಹೊಸ ಹೊಸ ಪದಗಳನ್ನು ಸೇರಿಸಿಕೊಳ್ಳುವುದು ಉಂಟು. ಇತ್ತೀಚೆಗೆ ಜಪಾನಿನ ಸುನಾಮಿ ಎಂಬ ಪದ ಇಂಗ್ಲೀಷಿನ ಆಕ್ಸ್ಫರ್ಡ್ ಪದಕೋಶಕ್ಕೆ ಸೇರ್ಪಡೆಯಾದುದನ್ನು ಇಲ್ಲಿ ಗಮನಿಸಬೇಕು. ಹೊಸ ಹೊಸ ಆವಿಷ್ಕಾರವಾದಂತೆ ಅವು ಪ್ರಾದೇಶಿಕ ಭಾಷೆಗೂ ರೂಢಿಯಲ್ಲಿ ಬರುವುದುಂಟು. ಉದಾಹರಣೆಗೆ ಬೋರ್ವೆಲ್ ತೆಗೆದುಕೊಳ್ಳಿರಿ. ಗ್ರಂಥಸ್ಥ ಭಾಷೆಯಲ್ಲಿ ಕೊಳವೆ ಬಾವಿ ಎಂದು ಬರೆಯಲಾಯಿತು. ನೆಲ ಕೊರೆಯುವ ಮೂಲಕ ತೆಗೆದ ಬಾವಿಯಾದುದರಿಂದಾಗಿ ಕೆಲವು ಕಡೆ ಕೊರೆಬಾವಿ ಎಂದು ಅದನ್ನು ಕರೆಯಲಾಯಿತು. ಆದರೆ ಆಡು ಮಾತಿನಲ್ಲಿ ರಿಗ್ ಆಯಿತು, ಜಗ್ ಆಯಿತು, ಬರೀ ಬೋರು ಕೂಡ ಆಯಿತು. ಊರಿಗೆ ಬಂದಾಕೆ ನೀರಿಗೆ ಬಾರದಿರುತ್ತಾಳೆಯೇ ಎಂಬ ಹಳೆಯ ಗಾದೆಯನ್ನು ಈಗ ಬೋರಿಗೆ ಬಾರದಿರುತ್ತಾಳೆಯೇ ಎಂದು ಬದಲಿಸಬೇಕಾಗುತ್ತದೆ. ನಾವಿನ್ನು ದೀಪದ ಕೆಳಗೆ ಕತ್ತಲು ಎಂದು ಬಡಬಡಿಸಿದರೆ ವಿದ್ಯುತ್ ದೀಪದ ಕೆಳಗೆ ಎಲ್ಲಿದೆ ಕತ್ತಲು ಎಂದು ಕೇಳುವವರೂ ಉಂಟಲ್ಲವೇ. ಭಾಷಾಂತರಕಾರನಾದವನಿಗೆ ಪ್ರಾದೇಶಿಕ ಭಾಷಾ ಪ್ರಭೇದಗಳ ಬಗ್ಗೆಗೂ ತಿಳುವಳಿಕೆ ಇರಬೇಕೆಂದು ಆಗಲೇ ಹೇಳಿದ್ದೇನಲ್ವೇ. ಒಂದು ಪ್ರಸಂಗ ನೆನಪಾಗುತ್ತದೆ. ಕಚೇರಿಯಲ್ಲಿ ಕೆಲಸ ಮಾಡುವವರು ಅಗತ್ಯ ಬಿದ್ದಾಗ ಕ್ಯಾಶುವಲ್ ಲೀವ್ ಹಾಕಬಹುದು. ಅದಕ್ಕೆ ಸಾಂದರ್ಭಿಕ ರಜೆ ಎಂದು, ಆಕಸ್ಮಿಕ ರಜೆ ಎಂದು ಕರೆಯುತ್ತಾರೆ. ಅರ್ಧ ದಿನ, ಒಂದು ದಿನ, ಹೀಗೆ ಚಿಲ್ಲರೆಯಾಗಿಯೂ ಬಳಸಿಕೊಳ್ಳಬಹುದಾದ ಆ ರಜೆಯನ್ನು ಕಿರುಕುಳ ರಜೆ ಎಂತಲೂ ಉತ್ತರ ಕರ್ನಾಟಕದಲ್ಲಿ ಬಳಸುವುದುಂಟು. ಯಾಕೆಂದರೆ ಅಲ್ಲಿ ಹೋಲ್ಸೇಲ್ ಟ್ರೇಡರ್ಸ್ಗೆ ಠೋಕ್ ವ್ಯಾಪಾರಿಗಳೆಂದು, ರೀಟೇಲ್ ಟ್ರೇಡರ್ಸ್ಗೆ ಕಿರುಕುಳ ವ್ಯಾಪಾರಿಗಳೆಂದು ಕರೆಯುವುದು ವಾಡಿಕೆ ಇದೆ. ಬೆಂಗಳೂರಿನ ಕಚೇರಿಯೊಂದರಲ್ಲಿ ಹೊಸದಾಗಿ ನೇಮಕಗೊಂಡ ಹುಡುಗನೊಬ್ಬ ಅರ್ಧ ದಿನ ಕಿರುಕುಳ ರಜೆ ಮಂಜೂರು ಮಾಡಬೇಕೆಂದು ಬರೆದುಕೊಂಡ. ಅಲ್ಲಿದ್ದ ಮೇಲಧಿಕಾರಿಯನ್ನು ಕೆಳಗಿನ ಸಿಬ್ಬಂದಿ ಕಿರುಕುಳ ರಾವ್ ಎಂದು ಹೆಸರಿಟ್ಟು ಲೇವಡಿ ಮಾಡುತ್ತಿರುವ ಗುಟ್ಟು ಈ ಹುಡುಗನಿಗೆ ತಿಳಿಯದು. ಕಾಗೆ ಕೂರುವುದಕ್ಕೂ ಟಂಗೆ ಮುರಿಯುವುದಕ್ಕೂ ಸರಿಯಾಯಿತು. ತನ್ನನ್ನು ಲೇವಡಿ ಮಾಡುತ್ತಾನೆಂದು ಭಾವಿಸಿದ ಅಧಿಕಾರಿ ವಿಚಾರಣೆ ಅಮಾನತ್ತುಗಳಿಗೆ ಕೈ ಇಕ್ಕಿದಾಗ ಆ ಪ್ರಕರಣ ಭಾಷಾಂತರ ಇಲಾಖೆಗೆ ರೆಫರ್ ಆಯಿತು. ಕಿರುಕುಳ ರಜೆ ಪದ ಬಳಸುವಲ್ಲಿ ಅಂಥ ಪ್ರಮಾದವೇನೂ ಇಲ್ಲ ಎಂದು ಸಮಜಾಯಿಷಿ ತಲುಪಿದ ಮೇಲೆ ಆ ಪ್ರಕರಣವನ್ನು ಅಷ್ಟಕ್ಕೆ ಕೈಬಿಡಲಾಯಿತು. ಸೋಷಿಯಲ್ ವೆಲ್ಫೇರ್ ಎಂದರೆ ಸಮಾಜ ಕಲ್ಯಾಣ ಎನ್ನುವ ಒಂದು ಇಲಾಖೆಯ ಹೆಸರಿದೆ. ಹಾಗೆಂದು ವುಮೆನ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್ ಇಲಾಖೆಯನ್ನು ಮಹಿಳಾ ಕಲ್ಯಾಣ ಎಂದು ಕರೆಯಲಾಗದು. ಗಿರಿಜಾ ಕಲ್ಯಾಣವನ್ನು ನೆನಪಿಸುವಂತೆ, ಸೋದರ ಭಾಷೆ ತಮಿಳಿನಲ್ಲಿರುವಂತೆ ಕಲ್ಯಾಣವೆಂದರೆ ವಿವಾಹ ಎಂದೇ ಅರ್ಥ. ಹಾಗಾಗಿ ವುಮೆನ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್ ಅನ್ನು ಡೆವಲಪ್ಮೆಂಟ್ ಎಂದು ಬದಲಿಸಬೇಕಾಯಿತು. ಇಂಗ್ಲೀಷಿನ ಡೈವೋರ್ಸ್ಗೆ ಕನ್ನಡದಲ್ಲಿ ವಿವಾಹ ವಿಚ್ಛೇದನ ಎಂದು ಬಳಸಲಾಗುತ್ತದೆ. ಸಾಂಸಾರಿಕ ಬದುಕಿನಿಂದ ಡಿಬಾರ್ ಆದವರನ್ನು ಹಾಗೆ ವಿಚ್ಛೇದಿತರು ಎಂದು ಕರೆಯಬಹುದೇನೋ. ಅದನ್ನೇ ಉತ್ತರ ಕರ್ನಾಟಕದಲ್ಲಿ ಸೋಡ್ ಚೀಟಿ ಎಂದು ಕರೆಯುವ ವಾಡಿಕೆ. ಒಂದು ಅರ್ಥದಲ್ಲಿ ಅದು ಛೋಡ್ ಚೀಟಿ ಆಗಿದ್ದಿರಲೂಬಹುದು. ಹುಡುಗಾಟಕ್ಕೇನೋ ಒಂದು ಕಡೆ ಅದನ್ನು ಘಟಸ್ಫೋಟ ಎಂದು ಬರೆದಿದ್ದರು. ಪ್ರಶ್ನೆ ಪತ್ರಿಕೆ ಬಯಲು ಹಗರಣವನ್ನು ಪತ್ರಿಕೆಯವರು ಗೌಪ್ಯ ಸ್ಫೋಟ ಎಂದು ಕರೆದಂತೆ. ಇಂಗ್ಲೀಷಿನಲ್ಲಿರುವ ನೆಕ್ ಟೈಯನ್ನು ಘಂಟ ಲಂಗೋಟಿ, ವ್ಯಾನಿಟಿ ಬ್ಯಾಗನ್ನು ಜಂಬದ ಚೀಲ, ಲಿಪ್ಸ್ಟಿಕ್ಕನ್ನು ತುಟಿರಂಗು, ಫೇಸ್ ಪೌಡರನ್ನು ಮುಖಚೂರ್ಣ ಎಂದೆಲ್ಲ ಕರೆದದ್ದುಂಟು. ಆದರೆ ಚಾಲ್ತಿಯಲ್ಲಿ ಅವು ಬರಲಿಲ್ಲ. ಪೊಲೀಸರನ್ನು ಆರಕ್ಷಕರೆಂದು, ಎಂಜಿನಿಯರನ್ನು ಅಭಿಯಂತರರೆಂದು, ಪ್ರಾಸಿಕ್ಯೂಟರನ್ನು ಅಭಿಯೋಜಕರೆಂದು ಬರೆಯಲಾಯಿತು. ಲೈಫ್ ಮೆಂಬರ್ಸನ್ನು ಆಜೀವ ಸದಸ್ಯರೆಂದು ಹೇಳಿದರೆ ಕೆಲವರು ಅದನ್ನು ಅಜೀವ ಸದಸ್ಯರೆಂದು ತಪ್ಪಾಗಿ ಕರೆದಂತೆ ಆರಕ್ಷಕರನ್ನು ಅರಕ್ಷಕರೆಂದರೆ ಗತಿಯೇನು? ಹಿಂದಿಯಲ್ಲಿ ಪೊಲೀಸ್ ಎಂದೇ ಒಪ್ಪಿಕೊಂಡಂತೆ ಕನ್ನಡದಲ್ಲಿಯೂ ಪೊಲೀಸ್ ಎಂದೇ ಕರೆಯೋಣವೆಂದುಕೊಂಡರೆ ನಾಡಿನಾದ್ಯಂತ ಆಗಲೇ ಆರಕ್ಷಕ ಠಾಣೆಗಳೆಂದು ಫಲಕ ಬರೆದು ಪ್ರದರ್ಶಿಸಿದ್ದರ ಪರಿಣಾಮವಾಗಿ ಜನಮನದಲ್ಲಿ ಆರಕ್ಷಕ ಪದವೇ ಈಗ ಗಟ್ಟಿಯಾಗಿ ಬಿಟ್ಟಿತು. ಇದಕ್ಕೆ ಏನೂ ಮಾಡುವ ಹಾಗಿಲ್ಲ. ಹಿಂದೊಮ್ಮೆ ಕೇಂದ್ರ ಸರ್ಕಾರ ರೈಲ್ವೆ ಇಲಾಖೆಯಲ್ಲಿ ಬಳಸುವ ಪದಗಳನ್ನು ಪ್ರಾದೇಶಿಕ ಭಾಷೆಗಳಿಗೆ ತರಬೇಕೆಂದು

0: ಶ್ರೀ ರಘುವೀರ ಎಂಬುವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚಿಸಿತ್ತು. ಅವರು ಹೆಚ್ಚು ತಲೆಕೆಡಿಸಿಕೊಳ್ಳಲು ಹೋಗದೆ ಸೀದಾ ಸಂಸ್ಕೃತ ಶಬ್ದಕೋಶವನ್ನು ಮುಂದಿಟ್ಟುಕೊಂಡು ಸಮಾಧಿ ಪದಗಳನ್ನು ರೂಪಿಸಿದ್ದರ ಪರಿಯೊಂದನ್ನು ನೋಡಿರಿ. ರೈಲ್ವೆ ನಿಲ್ದಾಣದಲ್ಲಿ ನಿಲ್ಲಿಸಿರುವ ಸಿಗ್ನಲ್ ಹಿಂದೊಮ್ಮೆ ಕೇಂದ್ರ ಸರ್ಕಾರ ರೈಲ್ವೆ ಇಲಾಖೆಯಲ್ಲಿ ಬಳಸುವ ಪದಗಳನ್ನು ಪ್ರಾದೇಶಿಕ ಭಾಷೆಗಳಿಗೆ ತರಬೇಕೆಂದು ಉದ್ದೇಶಿಸಿ ಶ್ರೀ ರಘುವೀರ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿಯೊಂದನ್ನು ರಚಿಸಿತ್ತು. ಅವರು ಹೆಚ್ಚು ತಲೆಕೆಡಿಸಿಕೊಳ್ಳಲು ಹೋಗದೆ ಸೀದಾ ಸಂಸ್ಕೃತ ಶಬ್ದಕೋಶವನ್ನು ಮುಂದಿಟ್ಟುಕೊಂಡು ಸಂವಾದಿ ಪದಗಳನ್ನು ರೂಪಿಸಿದ್ದರ ಪರಿಯೊಂದನ್ನು ನೋಡಿರಿ. ರೈಲ್ವೆ ನಿಲ್ದಾಣದಲ್ಲಿ ನಿಲ್ಲಿಸಿರುವ ಸಿಗ್ನಲ್ ಎಂಬುದಕ್ಕೆ ಧೂಮಶಕಟ ಆವಕ ಜಾವಕ ದಿಕ್ಸೂಚಿ ಲೋಹಪಟ್ಟಿಕ ಎಂದು ಇಷ್ಟುದ್ದದ ಪದವನ್ನು ರೂಪಿಸಿದ್ದರು. ಅದು ಹೆಚ್ಚು ಕಡಿಮೆ ಸಂಸ್ಕೃತ ಶ್ಲೋಕದ ಸಾಲೊಂದನ್ನು ನೆನಪಿಸುವಂತಿತ್ತು. ಪ್ರಾಜ್ಞರ ಮತ್ತೊಂದು ಸಮಿತಿ ಅದನ್ನು ಪರಿಷ್ಕರಿಸಿದಾಗ ಅದು ಗಮನಾಗಮನ ಸೂಚಕ ಲೋಹಸ್ತಂಭ ಆಯಿತು. ಇಷ್ಟೆಲ್ಲ ದ್ರಾವಿಡ ಪ್ರಾಣಾಯಾಮ ಮಾಡುವುದಕ್ಕಿಂತ ಸಿಗ್ನಲ್ ಪದಕ್ಕೆ ಸಂವಾದಿಯಾಗಿ ಕೈಮರ ಎಂದು ಕರೆದು ಕೈ ತೊಳೆದುಕೊಳ್ಳಬಹುದಿತ್ತಲ್ಲವೇ? ಭಾಷೆಗೆ ಅನೇಕ ಆಯಾಮಗಳಿರುತ್ತವೆ. ಹಾಗೆಯೇ ಅದನ್ನಾಡುವ ಜನಾಂಗದ ಸಂಸ್ಕೃತಿ ಭೌಗೋಳಿಕ ಪರಿಸರದ ನಂಟು ಇರುತ್ತದೆಂಬುದನ್ನು ಉಪೇಕ್ಷಿಸಲಾಗದು. ಉದಾಹರಣೆಗೆ ಇಂಗ್ಲೀಷಿನಲ್ಲಿ ಹರ್ಕುಲಿಯನ್ ಟಾಸ್ಕ್ ಎಂಬ ನುಡಿಗಟ್ಟಿದೆ. ಅದರರ್ಥ ಹರ್ಕುಲಸ್ ಭೂಗೋಳವನ್ನೇ ಎತ್ತಿ ಹಿಡಿದ ಸಾಹಸವನ್ನು ಅದು ಧ್ವನಿಸುತ್ತದೆ. ಅದನ್ನು ಕನ್ನಡಕ್ಕೆ ತರುವಾಗ ಭಗೀರಥ ಯತ್ನ ಎಂದರೆ ಸೂಕ್ತವಲ್ಲವೇ? ಶೀತ ಪ್ರದೇಶಗಳಲ್ಲಿ ವಾರಂ ರಿಸೆಪ್ಷನ್ ಅಂದರೆ ಬೆಚ್ಚನೆಯ ಸ್ವಾಗತ ಹಿತವಾಗಿರುತ್ತದೆ. ಅದೇ 45 ಡಿಗ್ರಿ ಸೆಲ್ಸಿಯಸ್ ಉರಿಯುವ ಸುಡುಬಿಸಿಲ ಸೀಮೆಯಲ್ಲಿ ಕೂತು ನಿಮಗೆ ವಾರಂ ರಿಸೆಪ್ಷನ್ ಅಂದರೆ ಯಾರಿಗೆ ತಾನೇ ಸಿಟ್ಟು ಬರುವುದಿಲ್ಲ ಹೇಳಿರಿ. ಸಮಥಿಂಗ್ ಈಸ್ ಬೆಟರ್ ದ್ಯಾನ್ ನಥಿಂಗ್ ಎಂಬುದೊಂದು ನುಡಿಗಟ್ಟಿದೆ. ಅದಕ್ಕೆ ಸಂವಾದಿಯಾಗಿ ಕನ್ನಡದಲ್ಲಿ ಕುರುಡಗಣ್ಣಿಗಿಂತ ಮೆಳ್ಳುಗಣ್ಣೆ ಶ್ರೇಷ್ಠ ಎಂಬ ಗಾದೆ ಅದಕ್ಕಿಂತ ಸೊಗಸು ಅಲ್ಲವೇ? ಬೆಂಗಳೂರಿನಲ್ಲಿ ಬಸವನಗುಡಿ ಎಂಬುದೊಂದು ಬಡಾವಣೆ. ಅಲ್ಲಿನ ಮುಖ್ಯ ರಸ್ತೆಯ ಹೆಸರು ಬುಲ್ ಟೆಂಪಲ್ ರೋಡ್. ಏನಾಶ್ಚರ್ಯ, ಆ ರಸ್ತೆಯ ಆಚೆ ತುದಿಗೆ ಬಸವನಗುಡಿಯೂ ಇದೆ, ಬಸವನೂ ಇದ್ದಾನೆ. ಬುಲ್ ಟೆಂಪಲ್ ಅಂತ ಯಾಕೆ ಕರೆದರು ಎಂಬ ಜಿಜ್ಞಾಸೆ ನಡೆಸಿದರೆ ತುಸು ಹೊಳೆದೀತು. ವಾಸ್ತವವಾಗಿ ಋಷಭ ಇಲ್ಲಿ ಬಸವನಾಗಿದ್ದಾನೆ, ಅಂದರೆ ನಂದಿ. ಆತನನ್ನು ಇಂಗ್ಲೀಷಿನಲ್ಲಿ ಬುಲ್ ಅಂದರೆ ಎತ್ತು ಮಾಡಿದ್ದಾರೆ. ಆತನ ದೇವಸ್ಥಾನವನ್ನು ಬುಲ್ ಟೆಂಪಲ್ ಅಂದಿದ್ದಾರೆ. ಅದೇ ರೀತಿ ಹಲಸೂರಿನಲ್ಲೊಂದು ಕಾರ್ ಸ್ಟ್ರೀಟ್ ಇದೆ, ವಾಸ್ತವವಾಗಿ ಅದು ತೇರಿನ ಬೀದಿ. ಅದರ ಅಂಚಿನಲ್ಲಿ ತೇರನ್ನು ನಿಲ್ಲಿಸಿರುವ ಶೆಡ್ ಕೂಡ ಇದೆ. ದೇವರು ಕೂತು ಮೆರವಣಿಗೆ ಹೊರಡುವ ತೇರು ಒಂದು ಅರ್ಥದಲ್ಲಿ ಕಾರೇ ಅಲ್ಲವೇ? ಸಾಂಸ್ಕೃತಿಕ ಸ್ಪರ್ಶ ಇರುವ ಊರುಗಳಲ್ಲಿ ಅದನ್ನೇ ರಥಬೀದಿ ಎಂದು ತೇರಿನ ಬೀದಿ ಎಂದು ಹೆಸರಿಟ್ಟು ವಿಶೇಷ ಗೌರವ ಕೊಟ್ಟಿದ್ದೂ ಉಂಟು. ಒಂದು ಕಾಲದಲ್ಲಿ ಇಂಗ್ಲೀಷರೇ ಇಡಿಕಿರಿದಿದ್ದ ಕಂಟೋನ್ಮೆಂಟ್ ಬೆನ್ಸನ್ ಟೌನ್ಗಳಲ್ಲಿ ದೇವರ ತೇರು ಕಾರ್ ಆಗದೆ ಇನ್ನೇನಾಗಲು ಸಾಧ್ಯ? ಕೊನೆಯಲ್ಲಿ ಇನ್ನೊಂದು ಪ್ರಕರಣವನ್ನು ಹೇಳಿ ಮಾತು ಮುಗಿಸುತ್ತೇನೆ. ಬೆಂಗಳೂರಿನಲ್ಲಿ ಜೀವನ್ ಭೀಮಾನಗರ ಎಂಬ ಬಡಾವಣೆಯೊಂದಿದೆ. ವಾಸ್ತವವಾಗಿ ಅದನ್ನು ನಿರ್ಮಿಸಿದವರು LIC ಯವರು. ಮೂಲತಃ ಬಂಗಾಳದ ಕೋಲ್ಕತ್ತಾ ಮೂಲದಿಂದ ಬಂದ ಜೀವ ವಿಮಾ ನಿಗಮವನ್ನು ಹಿಂದಿಯಲ್ಲಿ ಜೀವನ್ ಭೀಮಾ ನಿಗಮ್ ಎಂದೇ ಕರೆಯುವುದು ಉಂಟು. ಹೀಗಾಗಿ ಅವರು ನಿರ್ಮಿಸಿದ್ದ ಬಡಾವಣೆಗೆ ಜೀವನ್ ಭೀಮಾ ನಗರ್ ಎಂದು ಹೆಸರಿಟ್ಟರು. ಆದರೆ ನಗರ ಸಾರಿಗೆ ಸಂಸ್ಥೆಯವರು ಆ ಮಾರ್ಗದ ಬಸ್ಸುಗಳಿಗೆ ಹಣೆ ಫಲಕ ಬರೆಯುವಾಗ ಜೀವನ ಭೀಮಾ ನಗರವೆಂದು ಬರೆಸಿ ಪ್ರದರ್ಶಿಸಿಬಿಟ್ಟರು. ವಿಮಾದಿಂದ ಭೀಮಾ ಆಗಿ ಭೀಮಾದೊಳಗಿನ ಬಿ ಭಯಂಕರ ಭೀ ರೂಪ ತಳೆದುದರ ಪ್ರಯುಕ್ತ ಜನರ ಮನಸ್ಸಿನಲ್ಲಿ ಅದು ಜೀವನ ಭೀಮಾ ನಗರ ಎಂದೇ ನೆಲೆ ನಿಂತು ಬಿಟ್ಟಿತು. ಸದರಿ ಬಡಾವಣೆಯಲ್ಲಿ ವಾಸಿಸುತ್ತಿರುವ ನಾನು ನನ್ನ ಪುಸ್ತಕದಲ್ಲಿ ಒಂದು ಕಡೆ ವಿಳಾಸವನ್ನು ನಮೂದಿಸುವಾಗ ಜೀವನ್ ಭೀಮಾ ಎಂದು ಬರೆದಿದ್ದೆ. ಮುದ್ರಣಾಲಯದ ಕಂಪೋಸಿಟರ್ಗಳು ನಾನೇ ತಪ್ಪಾಗಿ ಬರೆದಿದ್ದೇನೆಂದು ಭಾವಿಸಿ ಬಿಗೆ ಮತ್ತೆ ಹೊಕ್ಕಳು ಸೀಳುವ ಕೆಲಸ ಮಾಡುತ್ತಿದ್ದರು. ಕಡೆಗೆ ಅವರಲ್ಲಿಗೆ ಹೋಗಿ ವಿಮಾ ಕೋಲ್ಕತ್ತಾ ಮೂಲದಿಂದ ಬಂದ ಪರಿಯನ್ನು ವಿವರಿಸಿ ಪಾಠ ಮಾಡಿ ತಿಳಿ ಹೇಳಬೇಕಾಯಿತು. ಎಷ್ಟೋ ಕಡೆ ಗವರ್ನಮೆಂಟ್ ಕಾಲೇಜ್ ಫಾರ್ ವುಮೆನ್ ಎಂದಿರುವುದನ್ನು ಸರ್ಕಾರಿ ಹೆಣ್ಣು ಮಕ್ಕಳ ಕಾಲೇಜು ಎಂದು ಬರೆದಿರುವುದುಂಟು. ಸರ್ಕಾರಿ ಹೆಣ್ಣು ಮಕ್ಕಳು, ಖಾಸಗಿ ಹೆಣ್ಣು ಮಕ್ಕಳು ಬೇರೆ ಬೇರೆ ಇರಲು ಸಾಧ್ಯವೇ? ಹೆಣ್ಣು ಮಕ್ಕಳ ಸರ್ಕಾರಿ ಕಾಲೇಜು ಎಂದು ಬರೆದಿದ್ದರಾಗುತ್ತಿತ್ತು. ಹುಡುಕುತ್ತಾ ಹೋದರೆ ಭಾಷಾಂತರದ ಅವಾಂತರಗಳು ಸಾಕಷ್ಟು ಸಿಕ್ಕಾವು. ಇಷ್ಟಕ್ಕೆ ವಿರಾಮ ಹೇಳುತ್ತೇನೆ.
1: ಇದುವರೆಗೂ ಅನುವಾದ ಈ ಕುರಿತು ವೀರಪ್ಪ ಎಂ ಅವರಿಂದ ಭಾಷಣ ಕೇಳಿದಿರಿ.

ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್. ಇನ್ನೀಗ ಕೇಳಿ ಗುಲ್ಮೊಹರ್ ಹೊಸ ಹಿಂದಿ ಚಿತ್ರಗೀತೆಗಳು. ಆರಂಭದಲ್ಲಿ ಕೇಳಿ ಅಜಿತ್ ಸಿಂಗ್ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಗುಂಡೆ ಚಿತ್ರದ ಗೀತೆ. ಇರ್ಷಾದ್ ಖಮೀಲ್ ಅವರ ಸಾಹಿತ್ಯಕ್ಕೆ ಸೊಹೇಲ್ ಸೇನ್ ಅವರ

ಇನ್ನೀಗ ಕೇಳಿ ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಮುಗಲ್ ಎ ಆಜಮ್ ಚಿತ್ರದ ಗೀತೆ. ಶಕೀಲ್ ಬಡಾಯೂನಿ ಅವರ ಸಾಹಿತ್ಯಕ್ಕೆ ರಾಗ ಜೋಡಣೆ ಮಾಡಿರುವುದು ನೌಶಾದ್.

ಲಾಪತಾ ಲೇಡೀಸ್ ಚಿತ್ರದ ಗೀತೆ ಅರ್ಜಿತ್ ಸಿಂಗ್ ಅವರ ಧ್ವನಿಯಲ್ಲಿ, ಪ್ರಶಾಂತ್ ಪಾಂಡೆ ಅವರ ಸಾಹಿತ್ಯಕ್ಕೆ ಸಂಗೀತ ನಿರ್ದೇಶನ ರಾಮ್ ಸಂಪತ್ ಅವರದ್ದು.

ಇನ್ನೀಗ ಕೇಳಿ ಶಶಿ ಡಿ ಜೆ ಖುಷಿ ಅವರ ಗಾಯನ ಹಾಗೂ ಸಂಗೀತದಲ್ಲಿ ಮೂಡಿಬಂದಿರುವ ಲಕ್ಷ್ಮೀ ಚಿತ್ರದ ಗೀತೆ. ಈ ಗೀತೆಗೆ ಸಾಹಿತ್ಯ ಬರೆದಿರುವುದು ಗಗನ್ ಅಹುಜಾ.

ಇದುವರೆಗೂ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ಹೊಸ ಹಿಂದಿ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಬೆಂಗಳೂರು ಇದೀಗ ನಮ್ಮ ನಿಲಯದಿಂದ ಈ ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇಂದು ಸಂಜೆ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ, 6:30 ವಿಜ್ಞಾನದ ಮುನ್ನಡೆ ಕಾರ್ಯಕ್ರಮದಲ್ಲಿ ಎಐ ಇನ್ ಮೈನಿಂಗ್ ಇಂಡಸ್ಟ್ರಿ ಕುರಿತು ದೀಪಾ ಎಂಬಿ ಅವರಿಂದ ಮಾತು. ಇನ್ನು 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ಅಮಟೆಕಾಯಿ ಬೇಸಾಯದ ಕ್ರಮಗಳ ಕುರಿತು ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೊಡನೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ನಂತರ ಜನಪದ ಸಂಗೀತ, ಬೆಂಗಳೂರು ಜೀವನ್ ಭೀಮಾ ನಗರದ ಡಾಕ್ಟರ್ ಬಾನಂದೂರು ಕೆಂಪಯ್ಯ ಮತ್ತು ಸಂಗಡಿಗರಿಂದ ಜನಪದ ಹಾಡುಗಳು. ಇನ್ನು ದುಬೈನಲ್ಲಿ ನಡೆಯುವ ಮಹಿಳಾ ಏಷ್ಯಾ ಕಪ್ ಟಿ20 ಕ್ರಿಕೆಟ್ ಪಂದ್ಯಾವಳಿ 2026 ವೀಕ್ಷಕ ವಿವರಣೆಯನ್ನು ಇಂದು ಸಂಜೆ 7:30 7:34, 7:45 8 ಗಂಟೆ ಹಾಗೂ 9 ಗಂಟೆಯಿಂದ ಆಟದ ಕೊನೆಯವರೆಗೆ ಕೇಳುವಿರಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ಇನ್ನುಳಿದಂತೆ ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲಿ ಸಂಜೆ 7:45 ಕನ್ನಡ ಭಾಷಣ, ಕೃತಕ ಬುದ್ಧಿಮತ್ತೆ ಮತ್ತು ಸಮಾಜದ ಮೇಲೆ ಅದರ ಪ್ರಭಾವ, ಈ ಕುರಿತು ಮಾತನಾಡುತ್ತಾರೆ ರಾಜೇಂದ್ರ ತೊದಲಬಾಗಿ. ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ. 8 ಗಂಟೆಗೆ ಮನ್ ಕಿ ಬಾತ್ ಕಾರ್ಯಕ್ರಮದ ಕನ್ನಡ ಅವತರಣಿಕೆ ಮನದ ಮಾತು ಕಾರ್ಯಕ್ರಮದ ನೇರ ಪ್ರಸಾರ. ನಂತರ ದೇಶಭಕ್ತಿ ಗೀತೆಗಳು. 9:15 ವಿಶ್ವನಾಥ್ ನಾಕೋಡ್ ಅವರು ಹಾಡಿರುವ ಭಾವಗೀತೆಗಳು. 9:30 ಯುವವಾಣಿ, ಸಾಹಸಿ ಮಹಿಳಾ ರೈಡರ್ ಸುಷ್ಮಿತಾ ಹುರಕಡ್ಲಿ ಅವರೊಡನೆ ಸಂದರ್ಶನ. ಇನ್ನು ರಾತ್ರಿ 10 ಗಂಟೆಗೆ ರವಿ ವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ, ಜಿ ರಾಘವೇಂದ್ರ ಪ್ರಸಾದ್ ಅವರಿಂದ ಕರ್ನಾಟಕ ಶೈಲಿಯ ವೈಲಿನ್ ವಾದನ, ಕಾರ್ಯಕ್ರಮ ದೆಹಲಿ ಕೇಂದ್ರದ ಕೊಡುಗೆ. ಇವಿಷ್ಟು ನಮ್ಮ ನಿಲಯದಿಂದ ಈ ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಇದೀಗ ಸಮಯ 4:02. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಗಲಿದೆ. ನಿಲಯದ ಮುಂದಿನ ಪ್ರಸಾರ ಈ ಸಂಜೆ 5:30 ಗಿರ್ಮಿಟ್ ಕಾರ್ಯಕ್ರಮದೊಂದಿಗೆ ಆರಂಭವಾಗುವುದು. ಅಲ್ಲಿಯವರೆಗೆ ಕಿರಣ್ ಜಿಎಂಎಸ್ ಮಾಡುವ ನಮಸ್ಕಾರಗಳು.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸ್ಟುಡಿಯೋ ಸಮಯ 4:03. ಗುಲ್ಮೊಹರ್ ಕಾರ್ಯಕ್ರಮ. ನಿಮ್ಮ ನೆಚ್ಚಿನ ಗೀತೆಗಳನ್ನು ನಮಗೆ ಸಂದೇಶಗಳ ಮೂಲಕ ಅಥವಾ ಕರೆಯ ಮೂಲಕ ನೀವು ರಿಕ್ವೆಸ್ಟ್ ಮಾಡಿಕೊಳ್ಬಹುದು. ನಮ್ಮ ದೂರವಾಣಿ ಸಂಖ್ಯೆ 0802228120. ನಮ್ಮ

ವಾಟ್ಸಪ್ ಸಂಖ್ಯೆ 9480901013. ಜೊತೆಗೆ ಇಂದಿನ ವಿಷಯ ಏನು ಅಂದರೆ ವ್ಯಕ್ತಿಗತ ಅಥವಾ ಗೃಹ ಬಳಕೆಯ ತ್ಯಾಜ್ಯ ನಿರ್ವಹಣೆ. ನಿಮ್ಮ ಮನೆಯಲ್ಲಿ ಅಥವಾ ನೀವು ಹೇಗೆ ಜಾಣತನದಿಂದ ಕಸವನ್ನು ನಿರ್ವಹಿಸ್ತೀರಾ, ಮರುಬಳಕೆ ಪುನರ್ಬಳಕೆ ಎಲ್ಲ ಹೇಗೆ ಮಾಡ್ತೀರಾ ಅನ್ನೋದರ ಕುರಿತಾಗಿ ನೀವು ನಮಗೆ ಸಂದೇಶವನ್ನು ಕಳಿಸಬಹುದು ಅಥವಾ ಕರೆ ಮಾಡಿದಾಗ ಹಂಚ್ಕೋಬಹುದು.

ಇದೀಗ ಒಂದು ಪ್ರಕಟಣೆ. ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ ಅದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟ್ಗೆ ಹಣ ಜಮಾ ಆಗಿದೆ ಅನ್ನೋ ಮೆಸೇಜ್ ನಾಡಿನ ಕೋಟ್ಯಂತರ ಅಮ್ಮಂದಿರ ಮುಖದಲ್ಲಿ ನೆಮ್ಮದಿ ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ವರ್ಷ ಪೂರೈಸಿರುವ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇದು ದೇಶದಲ್ಲೇ ಅತಿ ದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಗಾಗಿ ಸರ್ಕಾರ ಕಳೆದ 3 ವರ್ಷಗಳಲ್ಲಿ 76,000 ಕೋಟಿಗೂ ಹೆಚ್ಚು ಹಣ ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1,24,00,000 ತಾಯಂದಿರು ಇದರ ನೇರ ಫಲಾನುಭವಿಗಳು. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿಯರ ಹರ್ಷ ಹೇಗಿದೆ ಅಂದರೆ, ಹಿಂದೆ 100-500 ರೂಪಾಯಿಗೂ ಮನೆಯವರನ್ನ ಕೇಳಬೇಕಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್ ಹಬ್ಬದ ಖರ್ಚನ್ನು ನಾನೇ ನೋಡ್ಕೊಳ್ತೀನಿ ಎಂದು ಹೆಮ್ಮೆಯಿಂದ ಹೇಳ್ತಾ ಇದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣ ಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೇಲರಿಂಗ್ನಂತಹ ಸಣ್ಣ ಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟ್ಗೆ ಬರೋದ್ರಿಂದ ಹಣವನ್ನು ಯಾರಾದರೂ ಕಿತ್ತುಕೊಳ್ಳುವ ಭಯ ಇರೋದಿಲ್ಲ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆ ಉದ್ಧಾರ ಆಗುತ್ತೆ ಎನ್ನುವುದನ್ನ ಗೃಹಲಕ್ಷ್ಮಿ ಅಕ್ಷರಶಃ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕ ಅತಿ ದೊಡ್ಡ ಗೌರವ. ಇದು ರಾಜ್ಯದ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಮಹಿಳೆಯರಿಗಾಗಿಯೇ ರೂಪಿಸಿರುವ ವಿಶೇಷ ಯೋಜನೆ. ಇದೀಗ ಕಾರ್ಯಕ್ರಮದಲ್ಲಿ ಗೀತೆ ಚಾಂದಿನಿ ಚಿತ್ರದಿಂದ, ಲತಾ ಮಂಗೇಶ್ಕರ್ ಅವರ ಗಾಯನದಲ್ಲಿ ಆನಂದ್ ಬಕ್ಷಿಯವರ ಸಾಹಿತ್ಯ, ಶಿವಹರಿಯರ ಅವರ ಸಂಗೀತ.

0: ಪ್ರತಿ ಮನೆಯಲ್ಲೂ ತನ್ನದೇ ಆದ ಶಿಸ್ತುಗಳಿರುತ್ತೆ. ಮತ್ತೆ ತಿಂಗಳಿಗೊಮ್ಮೆ ಮತ್ತೊಂದು ಧ್ವನಿ ಸೇರಿಕೊಳ್ಳುತ್ತೆ. 2,000 ರೂಪಾಯಿ ಅವಳ ಖಾತೆಗೆ ಜಮಾವಾಗಿದೆ. ಅದು ಮಾತ್ರ ಸಣ್ಣ ಧ್ವನಿ. 3 ವರ್ಷಗಳಿಂದ ಆ ಧ್ವನಿ ಕರ್ನಾಟಕದ 1.2 ಕೋಟಿಗೂ ಅಧಿಕ ಮಹಿಳೆಯರನ್ನು ತಲುಪಿದೆ. 76,500 ಕೋಟಿಗೂ ಹೆಚ್ಚು ಹಣ ವಿತರಿಸಲಾಗಿದೆ.
1: 100 ವರ್ಷ ಗೃಹಲಕ್ಷ್ಮಿಯರ ಹರ್ಷ.
0: ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರನ್ನು ಸಬಲಗೊಳಿಸಿ ಕರ್ನಾಟಕದಾದ್ಯಂತ ಕುಟುಂಬಗಳನ್ನು ಬಲಪಡಿಸುತ್ತಿದೆ.
2: ಹಲೋ, ನಮಸ್ತೆ.
3: ಹಾಯ್, ಗುಡ್ ಈವ್ನಿಂಗ್. ಕಕ್ಷಾಭ್ಯ, ಎನ್ ಆರ್ ಪ್ರಸಾದ್ ಮಾತಾಡ್ತೀನಿ, ರಾಜಾಜಿನಗರದಿಂದ.
2: ಹೇಳಿ ಸರ್, ನಿಮಗೆ ಯಾವ ಗೀತೆ ಬೇಕಿತ್ತು?
3: ನಾನು ಟುಡೇ ಐ ಆಮ್ ಜಸ್ಟ್ ಲುಕಿಂಗ್ ಫಾರ್ ಎ ಬ್ಯೂಟಿಫುಲ್ ಡ್ಯುಯೆಟ್ ಫ್ರಮ್ ದ ಫಿಲಂ ಕಫಾ. ಇದರಲ್ಲಿ ದಿಸ್ ಈ ಸಾಂಗ್ ಹಾಡಿರೋದು ಆಶಾ ಭೋಸ್ಲೆ ಜೊತೆಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಮ್. ಅದೇ ಒಂಥರ ಹಿಂದಿನಲ್ಲಿ ಒಂಥರ ವೆರಿ ರೇರ್ ಕಾಂಬಿನೇಷನ್. ಇಬ್ರು ಬಹಳ ಚೆನ್ನಾಗಿ ಹೇಳಿದ್ದಾರೆ ಇದನ್ನ. ಆದ್ರೆ ಇದಕ್ಕೆ ಮ್ಯೂಸಿಕ್ ಕೊಟ್ಟಿರೋದು ಪಪ್ಪಿ ಲಹರಿ. ಇದು ಸೌಂಡ್ ಪಿಕ್ಚರೈಸ್ ಆಗಿರೋದು ಜಿತೇಂದ್ರ ಅಂಡ್ ಶ್ರೀದೇವಿ. ಇಟ್ಸ್ ಅನದರ್ ರಿಮೇಕ್ ಆಫ್ ಅನದರ್ ತೆಲುಗು ಮೂವಿ, ಬಟ್ ಇಟ್ಸ್ ಎ ಲವ್ಲಿ ಸಾಂಗ್. ಓಲನ್ ಮೌಜೌನ್ ಸೇ ಮೌಜೌನ್ ಖಾನ್ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಆಗತ್ತೆ. ತುಂಬಾ ಚೆನ್ನಾಗಿದೆ ಹಾಡಿದು. ನೀವು ಕೇಳಿ ನಮ್ಮ ಶ್ರೋತೃ ಮಿತ್ರರಿಗೂ ಕೆಲಸ.
2: ಖಂಡಿತ ಖಂಡಿತ. ಮತ್ತೆ ಇವತ್ತಿಂದ ವಿಷಯ ಗೃಹ ಬಳಕೆಯ ತ್ಯಾಜ್ಯ ನಿರ್ವಹಣೆ, ಇಂಡಿವಿಜುವಲ್ ಅಥವಾ ಹೌಸ್ ಹೋಲ್ಡ್.

0: ಇದು ವೇಸ್ಟ್ ಮ್ಯಾನೇಜ್ಮೆಂಟ್ ನಿಮ್ಮ ಮನೆಯಲ್ಲಿ ಹೇಗೆ ನಡೆಯುತ್ತೆ ಇದು?
1: ನಿಜವಾಗ್ಲಿ ಇದು ತುಂಬಾ ಒಳ್ಳೆ ಟಾಪಿಕ್ ತಗೊಂಡಿದ್ದಾರೆ. ವೇಸ್ಟ್ ಮ್ಯಾನೇಜ್ಮೆಂಟ್ ಇಸ್ ಅ ಬಿಗ್ಗೆಸ್ಟ್ ಚಾಲೆಂಜ್ ಫಾರ್ ಎನಿಬಡಿ, ಫಾರ್ ಎನಿ ಸಿಟಿ, ಫಾರ್ ಎನಿ ನೇಷನ್. ಅಂದ್ರೆ ಇದು ಇಸ್ ಅ ಬಿಗ್ಗೆಸ್ಟ್ ಚಾಲೆಂಜ್. ನಾವು ನಮ್ಮ ಮನೇಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ವೆಟ್ ಅಂಡ್ ಡ್ರೈ ಸಪರೇಟ್ ಆಗಿ ಇಟ್ಕೊಂಡಿದೀವಿ ಅದನ್ನ. ಅದು ಅದು ಪ್ರತಿದಿನ ವೆಟ್ಗೆ ಒಂದ್ ದಿವಸ ಇರುತ್ತೆ, ಡಿಸ್ಪೋಸಲ್ಗೆ ಡ್ರೈಗೆ ಒಂದು ಸಪರೇಟ್ ಆಗಿರುತ್ತೆ. ಸೊ ಅದನ್ನ ನಾವು ಬಿ ಬಿ ಎಂ ಪಿ ಹ್ಯಾಂಡ್ ಓವರ್ ಮಾಡ್ತೀವಿ. ಅದರಲ್ಲೂ ಎಸ್ಪೆಷಲಿ ನಾವು ಈ ಪ್ಲಾಸ್ಟಿಕ್ ಬಾಟಲ್ಸ್ ಮತ್ತೆ ಇದು ಬಂದಿರೋದು ಇದೆಯಲ್ಲ, ಅದಕ್ಕೆ ಇಡಕ್ಕೆ ಒಂದು ಸಪರೇಟ್ ಕಂಟೈನರ್ ಇಟ್ಕೊಂಡಿದೀವಿ. ಯೂಸಬಲ್ ಆದ್ರೆ ಅಂದ್ರೆ ಬೇರೆ ವಸ್ತುಗಳನ್ನ ಹಾಕಿ ಇಟ್ಕೊಳಕ್ ಆಗಿದೆ ಅಂತದನ್ನ ನೀಟಾಗಿ ತೊಳೆದ್ಬಿಟ್ಟು ಅದನ್ನ ಯೂಸ್ ಮಾಡ್ತೀವಿ, ಇಲ್ಲದ್ರೆ ಅದನ್ನ ಡ್ರೈನಲ್ಲೇ ಡಿಸ್ಪೋಸ್ ಆಗತ್ತೆ. ಇನ್ನೊಂದು ಮುಖ್ಯವಾದದ್ದು ಏನ್ ಹೇಳ್ಬೇಕು ಅಂತ ಹೇಳಿದ್ರೆ ಈ ವೆಜಿಟೇಬಲ್ಸ್ ಅಂಡ್ ಫ್ರೂಟ್ಸ್ ಪೀಲ್ ಇರುತ್ತಲ್ಲ ಅದು, ಅದಕ್ಕೆ ಅಂತ ಹೇಳ್ಬಿಟ್ಟು ನಾವೇನ್ ಮಾಡಿದೀವಿ ಅಂದ್ರೆ ಒಂದು ಸಣ್ಣ ಕಾಂಪೋಸಿಟ್ ಬಿನ್ ಇಟ್ಕೊಂಡಿದ್ವಿ. ಅದ್ರಲ್ಲಿ ಹಾಕ್ತಾ ಹೋಗ್ಬಿಟ್ಟು ನಮ್ದು ರೂಫ್ ಟಾಪ್ ನಲ್ಲಿ ನಾವು ಎಲ್ಲಾ ಪಾಟ್ಸ್ ಗಿಡಗಳನ್ನೆಲ್ಲ ಬೆಳಿತೀವಿ. ನಾವು ಅದಕ್ಕೆ ಮೆನ್ಯೂರ್ ತರ ಅದನ್ನ ನಾವು ಯೂಸ್ ಮಾಡ್ತೀವಿ.
0: ಹೇಳಿ ಹೇಳಿ.
1: ಅದೊಂದು ಮಾಡ್ತಾ ಇದೀವಿ. ಆಮೇಲೆ ಯಾವುದೇ ಈ ನಿಮ್ಮ ನಮ್ಮ ಮನೆಯಲ್ಲಿ ಯಾವುದೇ ಈಗಿನ ಲೇಟೆಸ್ಟ್ ಇದ್ರಲ್ಲಿ ಈ ಮ್ಯಾಕ್ಸಿಮಮ್ ಇದು ಅಂತ ಹೇಳಿದ್ರೆ ಎಲೆಕ್ಟ್ರಾನಿಕ್ ವೇಸ್ಟೇಜ್. ನೀವು ಉಪಯೋಗಿಸ್ತಾ ಇರೋ ಈ ಆಲ್ ನೀವು ಲ್ಯಾಪ್ಟಾಪಿಗೆ, ಮೌಸ್ಗೆ, ಬ್ಯಾಟ್ರೀಸ್ಗೆ, ಅದಕ್ಕೆ ಎಲ್ಲದಕ್ಕೂ ಮ್ಯಾಕ್ಸಿಮಮ್ ಯೂಸೇಜ್ ಇಸ್ ಜಸ್ ಎಲೆಕ್ಟ್ರಾನಿಕ್ಸ್ ವೇಸ್ಟೇಜ್. ಸೊ ಅದನ್ನ ನಾವು ಬಹಳ ಕೇರ್ಫುಲ್ ಆಗಿ ಹಿಂಗೆ ಬಂದಿರೋದು ಯಾವ್ದಾದ್ರು ಒಂದು ಪ್ಲಾಸ್ಟಿಕ್ ಬಾಕ್ಸ್ ಅನ್ನ ಹಾಕಿ ತುಂಬಾ ಟೈಟ್ ಆಗಿ ಇದು ಮಾಡ್ಬಿಟ್ಟು ಅದನ್ನ ತಗೊಂಡೋಗ್ಬಿಟ್ಟು ಅದಕ್ಕೆ ಯಾವ ರೀತಿನಲ್ಲಿ ಅದಕ್ಕೆ ಡಿಸ್ಪೋಸಲ್ ನಾವು ಬಿ ಬಿ ಪಿಗೆ ಹಾಕೋದಿಲ್ಲ, ಅದಕ್ಕೆ ಬೇರೆ ವ್ಯವಸ್ಥೆ ಇದೆ, ಅವ್ರಿಗೆ ತಗೊಂಡೋಗಿ ಕೊಡ್ತೀವಿ, ಅವ್ರು ಅದನ್ನ ಡಿಸ್ಪೋಸ್ ಮಾಡ್ತಾರೆ.
0: ರೀಸೈಕ್ಲಿಂಗ್
1: ಇದು ರೀಸೈಕ್ಲಿಂಗ್ ಅಲ್ಲ,
0: ಡಿಸ್ಪೋಸಲ್ ಕೊಡ್ತೀರಾ?
1: ಹೌದು, ಅದ ನೀವು ಬ್ಯಾಟ್ರೀಸ್ ಯೂಸ್ ಮಾಡಕ್ ಆಗಲ್ಲ. ನಾವು ಆಕ್ಚುಲಿ ರೀಚಾರ್ಜಬಲ್ ಬ್ಯಾಟ್ರಿದು ಇದನ್ನು ಇಟ್ಕೊಂಡಿದೀವಿ, ನಾವು ಮಿಷನ್ ಇಟ್ಕೊಂಡಿದೀವಿ. ಬಟ್ ಕೆಲವುದನ್ನ ಯೂಸ್ ಮಾಡಕ್ಕೆ ಆಗೋದಿಲ್ಲ, ಬ್ಯಾಟ್ರಿ ಆಗಿದ ತಕ್ಷಣ ಬಿಸಾಕೋದಂತದ್ದು. ಈ ತರದ್ದು ಸಾಕಷ್ಟು ಈ ಎಲೆಕ್ಟ್ರಾನಿಕ್ ವೇಸ್ಟೇಜ್ ಮತ್ತೆ ಈ ಮೆಡಿಕಲ್ ವೇಸ್ಟೇಜ್ ಟ್ರೆಂಡ್ ಅದು ಇರೋದ್ರಿಂದ ಅದೊಂದು ಬಿಗ್ ಚಾಲೆಂಜ್. ಸೊ ಹಾಗಾಗಿ ನಾವು ಈ ಬಿ ಬಿ ಎಂ ಪಿ ನವರು ಕೊಡೋದಿಲ್ಲ, ನಾವು ಅದನ್ನ ತಗೊಂಡವರೇ ಬೇರೆ ಇದ್ರೆ ಅವ್ರು ತಗೊಂಡ ಹ್ಯಾಂಡ್ ಓವರ್ ಮಾಡ್ತೀವಿ, ಅವ್ರು ಡಿಸ್ಪೋಸ್ ಮಾಡ್ತಾರೆ.
0: ಇದನ್ನ ಕೇಳಿದ ಕೇಳುಗರು ಸಹ ಕೆಲವೊಂದು ವಿಷಯಗಳು ಅನುಸರಿಸಲಿ ನಿಮ್ಮನ್ನ ಅಂತ ಹೇಳ್ತಾ ಥ್ಯಾಂಕ್ ಯು ಸರ್ ಕಾಲ್ ಮಾಡಿದ್ದಕ್ಕೆ.
1: ರಿಯಲಿ ಪ್ಲೇಜರ್ ಟಾಕಿಂಗ್ ಟು ಯು. ಇಟ್ಸ್ ಎ ವಂಡರ್ಫುಲ್ ಸಬ್ಜೆಕ್ಟ್. ದಿಸ್ ಇಸ್ ದಿ ಬಿಗ್ಗೆಸ್ಟ್ ಚಾಲೆಂಜ್ ಆಕ್ಚುಲಿ ಇಸ್ ಇನ್ ದಿ ವರ್ಲ್ಡ್. ವೇಸ್ಟ್ ಮ್ಯಾನೇಜ್ಮೆಂಟ್ ಇಸ್ ದಿ ಬಿಗ್ಗೆಸ್ಟ್ ಚಾಲೆಂಜ್ ಫಾರ್ ಅಸ್.
0: ಥ್ಯಾಂಕ್ ಯು ಸರ್. ನಿಮ್ಮ ಗೀತೆ ಪ್ರಸಾರ ಆಗುತ್ತೆ, ಕೇಳಿ ಆನಂದಿಸಿ.
1: ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್.

0: ಪ್ರತಿ ಮನೆಯಲ್ಲೂ ತನ್ನದೇ ಆದ ಶಿಸ್ತುಗಳಿರುತ್ತೆ. ಮತ್ತೆ ತಿಂಗಳಿಗೊಮ್ಮೆ ಮತ್ತೊಂದು ಧ್ವನಿ ಸೇರಿಕೊಳ್ಳುತ್ತೆ. 2,000 ರೂಪಾಯಿ ಅವಳ ಖಾತೆಗೆ ಜಮಾವಾಗಿದೆ. ಅದು ಮಾತ್ರ ಸಣ್ಣ ಧ್ವನಿ. 3 ವರ್ಷಗಳಿಂದ ಆ ಧ್ವನಿ ಕರ್ನಾಟಕದ 1.2 ಕೋಟಿಗೂ ಅಧಿಕ ಮಹಿಳೆಯರನ್ನು ತಲುಪಿದೆ. 76,500 ಕೋಟಿಗೂ ಹೆಚ್ಚು ಹಣ ವಿತರಿಸಲಾಗಿದೆ.
1: 100 ವರ್ಷ ಗೃಹಲಕ್ಷ್ಮಿಯರ ಹರ್ಷ.
0: ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರನ್ನು ಸಬಲಗೊಳಿಸಿ ಕರ್ನಾಟಕದಾದ್ಯಂತ ಕುಟುಂಬಗಳನ್ನು ಬಲಪಡಿಸುತ್ತಿದೆ.

0: ಪ್ರತಿ ಮನೆಯಲ್ಲೂ ತನ್ನದೇ ಆದ ಶಿಸ್ತುಗಳಿರುತ್ತೆ. ಮತ್ತೆ ತಿಂಗಳಿಗೊಮ್ಮೆ ಮತ್ತೊಂದು ಧ್ವನಿ ಸೇರಿಕೊಳ್ಳುತ್ತೆ. 2,000 ರೂಪಾಯಿ ಅವಳ ಖಾತೆಗೆ ಜಮಾವಾಗಿದೆ. ಅದು ಮಾತ್ರ ಸಣ್ಣ ಧ್ವನಿ. 3 ವರ್ಷಗಳಿಂದ ಆ ಧ್ವನಿ ಕರ್ನಾಟಕದ 1.2 ಕೋಟಿಗೂ ಅಧಿಕ ಮಹಿಳೆಯರನ್ನು ತಲುಪಿದೆ. 76,500 ಕೋಟಿಗೂ ಹೆಚ್ಚು ಹಣ ವಿತರಿಸಲಾಗಿದೆ.
1: 100 ವರ್ಷ ಗೃಹಲಕ್ಷ್ಮಿಯರ ಹರ್ಷ.
0: ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರನ್ನು ಸಬಲಗೊಳಿಸಿ

0: ಕರ್ನಾಟಕದಾದ್ಯಂತ ಕುಟುಂಬಗಳನ್ನು ಬಲಪಡಿಸುತ್ತಿದೆ.
1: ಪಾಪ್ ಇರಲಿ ರಾಕ್ ಇರಲಿ, ಧ್ವನಿಯಲ್ಲಿದೆ ಜಾದು.
2: ನಿನ್ನೆ ತನಕ ನಿನ್ನೆ ತನಕ ತಿಳಿಯದು ಪ್ರೇಮದ ಊರಿನ ದಾರಿ,
1: ಮನಸ್ಸಿಗೆ ಮುಟ್ಟೋ ರಾಗ ಎದೆಯಲ್ಲಿ ಹುಟ್ಟೋ ಬೇಗ.
2: ಕುಂತ್ಲೇ ಸಿಕ್ಕಳು ಸುಮ್ ಸುಮ್ಮನೆ ಮಕ್ಕಳು ಶೋಕ.
1: ಗಾಯಕ ಸಂಚಿತ್ ಹೆಗಡೆ ಮಾತು ಕೇಳೋಕೆ ಜೊತೆಯಾಗಿ ನೀವೀಗ.
2: ಮನಸ್ಸಾಗಿದೆ ಸಾಗಿದೆ ನಿನ್ನ ಹೃದಯಕ್ಕೆ ಪಯಣ.
1: ಹಾಡು ಮಾತು ಹರಟೆಯ ಹೂರಣ ಸೆಪ್ಟೆಂಬರ್ 1ರಂದು ಸಂಜೆ 4 ಗಂಟೆಗೆ ಟ್ಯೂನ್ ಮಾಡಿ FM Rainbow 101.3 ಕನ್ನಡ ಕಾಮನಬಿಲ್ಲು.

0: ಮಿಲನ್ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಸಾವನ್ಕ ಮಹಿನಾ, ಲತಾ ಮಂಗೇಶ್ಕರ್ ಹಾಗೂ ಮುಖೇಶ್ ಅವರ ಗಾಯನದಲ್ಲಿ. ಇದೀಗ ಮತ್ತೊಂದು ಕರೆ. ನಮಸ್ತೆ.
1: ನಮಸ್ತೆ.
0: ನಮಸ್ತೆ ಸರ್, ನಿಮ್ಮ ಹೆಸರು?
1: ನಾವು ಬಾಹುಬಲಿ ಪ್ರಮುಖ್ರಿ.
0: ಹಾ, ಏನ್ ಮಾಡ್ಕೊಂಡಿರೋ ತಾವು?
1: ಬ್ಲೈಂಡ್ ಇದೀವ್ರಿ.
0: ಹೌದಾ ಸರ್, ನಿಮಗೆ ಯಾವ ಗೀತೆ ಬೇಕಿತ್ತು?
1: ಗಜನಿ.
0: ಕೇಳ್ತಾ ಇರ್ತೀರಾ ಆಕಾಶವಾಣಿ?
1: ಹಾ,
0: ಯಾವ್ಯಾವ ಚಾನಲ್ ಕೇಳ್ತೀರಾ?
1: ಎಫ್ಎಂ ರೇಡಿಯೋ.
0: ಹೌದಾ ಸರ್. ಹಾ, ಎಲ್ಲಿರೋ ತಾವು?
1: ಜಮಖಂಡಿ ತಾಲೂಕು ಕಲಬುರ್ಗಿ.
0: ಹೌದಾ ಸರ್.
1: ಹಾಕೊಡ್ಸಿಲಿ.
0: ಹಾ, ಇವತ್ತಿಂದು ವಿಷಯದ ಬಗ್ಗೆ ಮಾತಾಡ್ತೀರಾ? ವೇಸ್ಟ್ ಮ್ಯಾನೇಜ್ಮೆಂಟ್, ಕಸ ನಿರ್ವಹಣೆ, ತ್ಯಾಜ್ಯ ನಿರ್ವಹಣೆ ಹೇಗೆ ನಡೆಯುತ್ತೆ ನೀವಿರೋ ಕಡೆ?
1: ನಾವು ಎರಡು ಬಕೆಟ್ ಇಟ್ಟಿದೀವ್ರಿ, ಕಸ ಬೇರೆ ಬೇರೆ ಮಾಡ್ತೀವಿ.
0: ಹೌದಾ. ಹಾ, ಓಕೆ ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ.
1: ಆಟೋ ಬರ್ತೈತ್ರಿ, ಆಟೋ ಹಾಕ್ತೀವಿ.
0: ಹಾ, ಓಕೆ ಸರ್, ಥ್ಯಾಂಕ್ ಯು, ತುಂಬಾ ಥ್ಯಾಂಕ್ ಯು ಕಾಲ್ ಮಾಡಿದ್ದಕ್ಕೆ. ಗಜನಿ ಚಿತ್ರದ ಗೀತೆ ನಿಮಗಾಗಿ ಪ್ರಸಾರ ಆಗುತ್ತೆ.
1: ಹಾ, ಥ್ಯಾಂಕ್ ಯು.

0: ಇದು ಆಕಾಶವಾಣಿ ಎಫ್ಎಂ 101.3 ಕನ್ನಡ ಕಾಮನಬಿಲ್ಲು ಗುಲ್ಮೊಹರ್ ಕಾರ್ಯಕ್ರಮ. ಸ್ಟುಡಿಯೋ ಸಮಯ 4:37. ಇದೀಗ ಮತ್ತೊಬ್ರು ಕರೆ ಮಾಡಿದ್ದಾರೆ. ಯಾರು? ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ ಸರ್, ನಿಮ್ಮ ಹೆಸರು?
1: ಶಾಂತಾಚಾರ ಬಡಿಗಾರ್ ಅಂತ, ಹರಿಹರ ತಾಲೂಕು, ದಾವಣಗೆರೆ ಜಿಲ್ಲಾ.
0: ಏನ್ ಮಾಡ್ಕೊಂಡಿರೋದು ಸರ್ ತಾವು?
1: ನಾವು ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತವ್ರಿ ಮೇಡಮ್.
0: ಹೌದಾ ಸರ್, ಕೇಳ್ತಾ ಇರ್ತೀರಾ ರೇಡಿಯೋ?
1: ಕೇಳ್ತಾರ ಮೇಡಮ್, ವರ್ಕ್ಶಾಪ್ ಇದೆಲ್ಲ, ವರ್ಕ್ಶಾಪ್ ನಲ್ಲಿ ಕೇಳ್ತಾ ಇರ್ತಾವ್.
0: ಹಾ, ನಿಮಗೆ ಯಾವ ಹಾಡ್ ಬೇಕಿತ್ತು? ಹಂಜೋಲಿ ಚಿತ್ರದ ಢಲ್ ಗಯಾ ದಿನ ಕೇಳಿದ್ರಿ. ಮತ್ತೆ ನಮ್ಮ ಇವತ್ತಿನ ವಿಷಯ ಬಂದು ಕಸ ನಿರ್ವಹಣೆ, ತ್ಯಾಜ್ಯ ನಿರ್ವಹಣೆ. ಇದು ನಿಮ್ಮ ಮನೆಯಲ್ಲಿ ಹೇಗೆ ನಡೆಯುತ್ತೆ ಅಥವಾ ನಿಮ್ಮ ಸುತ್ತಮುತ್ತ ಹೇಗೆ ನಡೆಯುತ್ತೆ?
1: ಹಸಿ ಕಸ, ಒಣ ಕಸ ಅಂತ ಎರಡು ಬೇರ್ಪಡಿಸ್ತಾರೆ ಮೇಡಮ್. ಇಲ್ಲಿ ನಾನು ವರ್ಕ್ಶಾಪ್ ಇದೆ ಅಲ್ರಿ, ವರ್ಕ್ಶಾಪ್ ನಲ್ಲಿ ಪ್ಲಾಸ್ಟಿಕ್ ಕವರ್ಗಳು ಬರ್ತಾವ್ರಿ, ಪ್ಲಾಸ್ಟಿಕ್ ಕವರ್ಗಳು, ಪ್ಲಾಸ್ಟಿಕ್ ಕೀಲ್ಗಳು, ಪಾರ್ಸಲ್ ಬಂದಿರ್ತಾವ್ರಿ ಪ್ಯಾಕೆಟ್. ಅವನ್ನೆಲ್ಲ ಬೇರ್ಪಡಿಸಿ ಇಲ್ಲಿ ನಮ್ಮ ಗ್ರಾಮ ಪಂಚಾಯತಿಯಿಂದ ಒಂದು ಗಾಡಿ ಬರುತ್ತೆ, ಗಾಡಿಯಲ್ಲಿ ಹಾಕಿ ಕಳಿಸ್ತಾವ್ರಿ.
0: ದಿನಾನು ಬರತ್ತಾ?
1: ಎರಡು ದಿನಕ್ಕೊಮ್ಮೆ, ಎರಡು ದಿನಕ್ಕೆ ಬರುತ್ತೆ ಮೇಡಮ್. ಅದ್ರಲ್ಲಿ ಒಂದ್ ಚೀಲ ಗಂಟ್ಲೆ ಆಗಿರುತ್ತೆ, ಚೀಲ ಸ್ಟಾಕ್ ಮಾಡಿ ಇಟ್ಕೊಂಡು ಆ ಚೀಲದಲ್ಲಿ ಗಾಡಿಯಲ್ಲಿ ಹಾಕಿ ಕಳಿಸ್ತಾರೆ ಮೇಡಮ್. ನಾವು ಅಲ್ಲೇ ಒಗೆಯೋದಿಲ್ಲ, ಯಾಕಂದ್ರೆ ಪರಿಸರ ಹಾಳಾಗುತ್ತೆ. ಆಮೇಲೆ ದನ ಕರುಗಳು ತಿಂತಾವ, ತಿಂದು ಅವಕ್ಕೆ ತೊಂದರೆ ಆಗ್ತಾವು, ಪ್ರಾಣಿ ಪಕ್ಷಿಗಳು ತಿಂತಿರ್ತಾವ, ಅವ್ನು ತಿಂದು ತೊಂದರೆ ಆಗ್ತಾವ ಅಂತಂದು ನಾವು ಅಲ್ಲೇ ಹಾಕಿ ಬಿಸಾಕದಲ್ಲ ಮೇಡಮ್, ಆ ಗಾಡಿಯಲ್ಲಿ ಹಾಕಿ ಸ್ಟಾಕ್ ಮಾಡಿ ಇಟ್ಕೊಂತೀವಿ, ಕಳಿಸ್ತಾರೆ.
0: ನೀವು ಎಲೆಕ್ಟ್ರಿಷಿಯನ್ ಸಹ ಅಂದ್ರಿ ಅಲ್ವಾ? ಎಲೆಕ್ಟ್ರಿಕ್ ವೇಸ್ ಅದೆಲ್ಲ ವೈರ್ಸ್ ಇದೆಲ್ಲ ಏನ್ ಮಾಡ್ತೀರಾ ನೀವು?
1: ವೈರ್ ಅಲ್ಲಿ ವೈರ್ ಇರ್ತಲ್ರಿ, ವೈರ್ ಹಳೆ ವೈರ್ನ ಶಾಪ್ ಹಾಕ್ತಾವ್ರಿ, ಕಾಪರ್ ಅಲ್ರಿ ನಮ್ದು, ಕಾಪರ್ ವೈರ್ ಇರ್ತದ್ರಲ್ಲಿ, ಆ ಕಾಪರ್ ಹಳೆ ವೈರ್ನ ಕೊಟ್ಟು ಹೊಸ ವೈರ್ ತಗೊಂಡ್ಬರ್ತಾವ್ರಿ ಮತ್ತೆ.
0: ಹೀಗೆ ಸರ್ ಕರೆ ಮಾಡಿದ್ರೆ,
1: ಅದಕ್ಕೆ ಪ್ಲಾಸ್ಟಿಕ್ ಕೋಟಿಂಗ್ ಇರುತ್ತಲ್ರಿ ಅದು ಮೇಡಮ್,
0: ಹೌದು,
1: ಅದನ್ನ ಕಂಪ್ನಿಯವ್ರು ತಗೊಂಡೋಗ್ತಾರಲ್ಲ, ಕಂಪ್ನಿ ಅಲ್ಲೇ ಡಿವೈಡ್ ಮಾಡಿ ಕಾಪರ್

0: ಡಿವೈಡ್ ಮಾಡಿ ಕರೆಕ್ಷನ್ ಮಾಡ್ತಾರೆ.
1: ಮತ್ತೆ ನೀವು ಎಲ್ಲಿ ಕೊಂಡ್ಕೊಂಡ್ ಬರ್ತೀರೋ ಅಲ್ಲೇ ಕೊಟ್ಟು ಬರ್ತೀರಾ?
0: ಕೊಂಡ್ಕೊಂಡ್ ಬರ್ತಾರೆ ದಾವಣಗೆರೆ, ನಮ್ಗೆ ದಾವಣಗೆರೆ ಹತ್ರ ದಾವಣಗೆರೆ ಹೋಗ್ತಾ ಬರ್ತಾರೆ.
1: ಓಕೆ ಸರ್, ಥ್ಯಾಂಕ್ ಯು.
0: ಮೋಟರ್ ಎಲ್ಲ ಪಂಪ್ ಸೆಟ್ ರಿಪೇರಿ ಮಾಡ್ತಾವಲ್ರಿ?
1: ಹೌದು. ಓಕೆ ಸರ್, ಹೀಗೆ ಕೇಳ್ತಾ ಇರಿ ಆಕಾಶವಾಣಿ.
0: ಓಕೆ ಮೇಡಮ್,
1: ಹಾ ಕರೆ ಮಾಡಿದ್ದಕ್ಕಾಗಿ.
0: ನಾಳೆ 25ನೇ ವರ್ಷದ ರಾಂಬೋದು ಹುಟ್ಟುಹಬ್ಬದ ಇದಲ್ರಿ?
1: ಹೌದು ಹೌದು, 1ನೇ ತಾರೀಕು.
0: ನಾವು ಪಾಂಡ್ಸಪ್ಪ ಆಗಿದ್ದವ್ರಿ ಮೇಡಮ್ ರೇ, ನಾವು ಇದು ಮಾಡಿದ್ವಿ.
1: ಓಕೆ ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು.
0: ಓಕೆ
1: ಹೀಗೆ ಕೇಳ್ತಾ ಇರಿ.
0: ಓಕೆ,
1: ಇದೀಗ ಪ್ರಸಾರ ಆಗಲಿದೆ ಹಂಜುಲಿ ಚಿತ್ರದ ಗೀತೆ.

0: ಪ್ರತಿ ಮನೆಯಲ್ಲೂ ತನ್ನದೇ ಆದ ಶಿಸ್ತುಗಳಿರುತ್ತೆ. ಮತ್ತೆ ತಿಂಗಳಿಗೊಮ್ಮೆ ಮತ್ತೊಂದು ಧ್ವನಿ ಸೇರಿಕೊಳ್ಳುತ್ತೆ. 2,000 ರೂಪಾಯಿ ಅವಳ ಖಾತೆಗೆ ಜಮಾವಾಗಿದೆ. ಅದು ಮಾತ್ರ ಸಣ್ಣ ಧ್ವನಿ. 3 ವರ್ಷಗಳಿಂದ ಆ ಧ್ವನಿ ಕರ್ನಾಟಕದ 1.2 ಕೋಟಿಗೂ ಅಧಿಕ ಮಹಿಳೆಯರನ್ನು ತಲುಪಿದೆ. 76,500 ಕೋಟಿಗೂ ಹೆಚ್ಚು ಹಣ ವಿತರಿಸಲಾಗಿದೆ.
1: 100 ವರ್ಷ ಗೃಹಲಕ್ಷ್ಮಿಯರ ಹರ್ಷ.
0: ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರನ್ನು ಸಬಲಗೊಳಿಸಿ ಕರ್ನಾಟಕದಾದ್ಯಂತ ಕುಟುಂಬಗಳನ್ನು ಬಲಪಡಿಸುತ್ತಿದೆ.
2: ಗುಲ್ಮೋಹರ್ ಕಾರ್ಯಕ್ರಮ ಮುಂದುವರಿಯಲಿದೆ. ಇದೀಗ ಒಂದು ಪ್ರಕಟಣೆ. ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ ಅದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟ್ಗೆ ಹಣ ಜಮಾ ಆಗಿದೆ ಅನ್ನೋ ಮೆಸೇಜ್ ನಾಡಿನ ಕೋಟ್ಯಂತರ ಅಮ್ಮಂದಿರ ಮುಖದಲ್ಲಿ ನೆಮ್ಮದಿ ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ವರ್ಷ ಪೂರೈಸಿರುವ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇಂದು ದೇಶದಲ್ಲೇ ಅತಿ ದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಗಾಗಿ ಸರ್ಕಾರ ಕಳೆದ 3 ವರ್ಷಗಳಲ್ಲಿ 76,000 ಕೋಟಿಗೂ ಹೆಚ್ಚು ಹಣ ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1,24,00,000 ತಾಯಂದಿರು ಇದರ ನೇರ ಫಲಾನುಭವಿಗಳು. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿಯರ ಹರ್ಷ ಹೇಗಿದೆ ಅಂದರೆ, ಹಿಂದೆ 100 ಅಥವಾ 500 ರೂಪಾಯಿಗೂ ಮನೆಯವರನ್ನ ಕೇಳಬೇಕಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್, ಹಬ್ಬದ ಖರ್ಚನ್ನ ನಾನೇ ನೋಡ್ಕೊಳ್ತೀನಿ ಎಂದು ಹೆಮ್ಮೆಯಿಂದ ಹೇಳುತ್ತಾ ಇದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣ ಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೈಲರಿಂಗ್ನಂತಹ ಸಣ್ಣ ಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟ್ಗೆ ಬರೋದ್ರಿಂದ ಹಣವನ್ನು ಯಾರಾದರೂ ಕಿತ್ತುಕೊಳ್ಳುವ ಭಯ ಇಲ್ಲ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆ ಉದ್ದಾರ ಆಗುತ್ತೆ ಎನ್ನುವುದನ್ನು ಗೃಹಲಕ್ಷ್ಮಿ ಅಕ್ಷರಶಃ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕ ಅತಿ ದೊಡ್ಡ ಗೌರವ. ಇದು ರಾಜ್ಯದ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಮಹಿಳೆಯರಿಗಾಗಿ ರೂಪಿಸಿರುವ ವಿಶೇಷ ಯೋಜನೆ. ಇದೀಗ ಮತ್ತೊಂದು ಕರೆ. ನಮಸ್ತೆ.
3: ನಮಸ್ತೆ ಮೇಡಮ್.
2: ಹಾ ನಮಸ್ತೆ. ನಿಮ್ಮ ಹೆಸರು?
3: ನಾನು ಶೋಭಾ ಅಂತ ಮೇಡಮ್, ಹಾಸನದಿಂದ.
2: ಹಾ, ಏನ್ ಮಾಡ್ಕೊಂಡಿರೋದು ತಾವು?
3: ಮೇಡಮ್, ನಾನು ಆರೋಗ್ಯ ಇಲಾಖೆಯಲ್ಲಿ ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಮೇಡಮ್.
2: ಓಕೆ, ಯಾವ ಹಾಡು ಬೇಕಿತ್ತು ನಿಮಗೆ?
3: ಮೇರಿ ಜಂಗ್ ಫಿಲಂ ಇಂದ ಮೇಡಮ್, ಜಿಂದಗಿ ಹರ್ ಕದಮ್ ಅಂತ ಒಂದು ಸಾಂಗ್ ಇದೆ ಮೇಡಮ್.
2: ಓಕೆ, ಖಂಡಿತ ಪ್ರಸಾರ ಮಾಡೋಣ. ಮತ್ತೆ ಇವತ್ತಿನ ವಿಷಯ ತ್ಯಾಜ್ಯ ನಿರ್ವಹಣೆ, ಇದರ ಕುರಿತಾಗಿ ಮಾತಾಡೋದಾದ್ರೆ ತಾವು?
3: ಮೇಡಮ್, ನಮ್ಮ ಮನೆಗಳಲ್ಲಾದ್ರೆ ಮೇಡಮ್ ವೆಟ್ ಮತ್ತೆ ಡ್ರೈ ಅಂತ ಸಪರೇಟ್ ಸಪರೇಟ್ ಮಾಡ್ಕೊಳ್ತೀವಿ. ಅದು ಕಾಮನ್ ಆಗಿ ಎಲ್ಲಾ ಕಡೆ ಮಾಡಂತದ್ದು. ನಮ್ದು ಇಲಾಖೆ ವೈಸ್ ಹೇಳೋದಾದ್ರೆ ಮೇಡಮ್, ನಮ್ಮಲ್ಲಿ ಸೆಗ್ರಿಗೇಟ್ ಮಾಡ್ತಾರೆ ಕಲರ್ ಕೋಡಿಂಗ್ ಅಲ್ಲಿ. ಕೆಲವೊಂದು ನೋಡಿ, ಕಾಟನ್ ಬ್ಯಾಂಡೇಜ್ ಗಳೆಲ್ಲ ಒಂದು ಯೆಲ್ಲೋ ಕವರ್ ಅಂತ ಕವರ್ ಅಲ್ಲಿ ಇದು ಮಾಡ್ತಿರ್ತೀವಿ, ಸೆಗ್ರಿಗೇಟ್ ಮಾಡ್ಕೋತೀವಿ. ಮತ್ತೆ ಪ್ಲಾಸ್ಟಿಕ್ ಗಳು ಮತ್ತೆ ಬೇರೆ ಬೇರೆ ಸಿರಿಂಜ್ ಗಳೆಲ್ಲ ಇರುತ್ತಲ್ಲ ಮೇಡಮ್, ಅದು ರೆಡ್ ಕಲರ್ ಅಂತ ಒಂದು ಕೋಡಿಂಗ್ ಇರುತ್ತೆ, ಅದಕ್ಕೆ ನಾವು ರೆಡಿ ಮಾಡ್ಕೊಳ್ತೀವಿ. ಅಂದ್ರೆ ಸಪರೇಟ್ ಮಾಡೋದು ಹೇಗೆ ಅಂತ ನಮ್ಮ ಇದರಲ್ಲಿ ಹೇಳ್ತಿದ್ದೀನಿ ನಾನು. ಮತ್ತೆ ಬ್ಲೂ ಅಂತಂದ್ರೆ ಗ್ಲಾಸ್, ಬಾಟಲ್ ಅವೆಲ್ಲ ಬರುತ್ತೆ ಮೇಡಮ್, ಆಸ್ಪತ್ರೆಗಳಲ್ಲಿ ಅವೆಲ್ಲ ಬರುತ್ತೆ. ಆ ತರ ಒಂದು ಬಯೋಮೆಡಿಕಲ್ ವೇಸ್ಟ್ ಅಂತ ನಮ್ಮಲ್ಲಿ ಮೇಂಟೈನ್ ಆಗ್ತಿರುತ್ತೆ ಮೇಡಮ್. ಇದು ಯಾಕೆಂದ್ರೆ ಇದು ನಮ್ಮ ಇಲಾಖೆ ವೈಸ್ ಹೇಳೋದಾದ್ರೆ, ಇದನ್ನ ನಾವು ಹೇಗೆ ಸೆಗ್ರಿಗೇಟ್ ಮಾಡೋದು ಅಂತ ನಿಮ್ಮ ಗಮನಕ್ಕೆ ತರ್ತಿರೋದು. ಯಾಕೆಂದ್ರೆ ಜನರಲ್ ಆಗಿ ಎಲ್ಲರಿಗೂ ಗೊತ್ತಿರುತ್ತೆ ವೆಟ್ನ ಎಲ್ಲಿಗೆ ಹಾಕ್ಬೇಕು, ಡ್ರೈನ್ ಎಲ್ಲಿಗೆ ಹಾಕ್ಬೇಕು ಅಂತ. ಬಟ್ ನಮ್ಮ ಇಲಾಖೆ ಅಂತಂದ್ರೆ ಅದು ತುಂಬಾ ದೊಡ್ಡ ಇದರಲ್ಲಿ ಸೆಗ್ರಿಗೇಟ್ ಆಗ್ತಿರುತ್ತೆ. ಅದನ್ನ ಒಬ್ರು ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತಾನೆ ಒಬ್ರು ಮೇಂಟೈನ್ ಮಾಡ್ತಿರ್ತಾರೆ. ಅದನ್ನ ಹಾಗೆ ಸೆಗ್ರಿಗೇಟ್ ಆಗುತ್ತೆ ಮೇಡಮ್. ಯಾಕೆಂದ್ರೆ ಎಷ್ಟೋ ಜನಕ್ಕೆ ಅನ್ಕೊಂಡಿರ್ತಾರೆ ಇದೆಲ್ಲ ಹೇಗ್ ಹೋಗುತ್ತೆ ಹೊರಗಡೆಗೆ ಇಲ್ಲ ಅಂತ ಅನ್ಕೊಂಡಿರ್ತಾರೆ. ಅದಕ್ಕೆ ನಾನು ಇದು ಕೋಡಿಂಗ್ ಗಳು ಹೇಳ್ತಿದ್ದೀನಿ ಮೇಡಮ್. ಈ ತರದಲ್ಲಿ ನಾವು ವಿಲೇವಾರಿ ಮಾಡ್ತಿರ್ತೀವಿ
2: ಆಸ್ಪತ್ರೆಯಲ್ಲಿ. ಹೀಗೆ ನಡೆಯುತ್ತೆ,
3: ಆಸ್ಪತ್ರೆ ಈ ತರ ವಿಲೇವಾರಿ ಆಗುತ್ತೆ.
2: ಓಕೆ, ಮತ್ತೇನಾದ್ರೂ ಹೇಳಕ್ಕೆ ಇಷ್ಟಪಡ್ತೀರಾ?
3: ಅದೇ ಮೇಡಮ್, ಈಗ ಎಕೋ ಸಿಸ್ಟಮ್ ಇರುತ್ತಲ್ಲ ಮೇಡಮ್, ಎಲ್ಲ ಕಡೆ ಈಗ ಪರಿಸರ ಮಾಲಿನ್ಯ ಆಗೋದೆಲ್ಲ ಇದೇ ರೀತಿಲಿ. ನಾವು ಯಾವ ತರ ನಾವು ಸಪರೇಟ್ ಆಗಿ ನಾವು ಜೋಡಿಸಿ ಕಳಿಸ್ತೀವಿ ಆ ತರ ಮೇಂಟೈನ್ ಆಗ್ತಿರುತ್ತೆ. ಇಲ್ಲ ಅಂತಂದ್ರೆ ಅದರಿಂದನೂ ಕೂಡ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ನಾವು ಯಾವ ತರ ಡಿಸ್ಪೋಸ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ಪ್ರತಿಯೊಬ್ರು ಕೂಡ ಇದಕ್ಕೆ ಜಾಗ್ರತೆ ಇರುತ್ತೆ ಮೇಡಮ್ ಇದರಲ್ಲಿ.

0: ಕೇಳಿದ್ದೆ. 2,000 ರೂಪಾಯಿ ಅವಳ ಖಾತೆಗೆ ಜಮಾವಾಗಿದೆ. ಅದು ಮಾತ್ರ ಸಣ್ಣ ಧ್ವನಿ. 3 ವರ್ಷಗಳಿಂದ ಆ ಧ್ವನಿ ಕರ್ನಾಟಕದ 1.2 ಕೋಟಿಗೂ ಅಧಿಕ ಮಹಿಳೆಯರನ್ನು ತಲುಪಿದೆ. 76,500 ಕೋಟಿಗೂ ಹೆಚ್ಚು ಹಣ ವಿತರಿಸಲಾಗಿದೆ.
1: 100 ವರ್ಷ ಗೃಹಲಕ್ಷ್ಮಿಯರ ಹರ್ಷ.
0: ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರನ್ನು ಸಬಲಗೊಳಿಸಿ ಕರ್ನಾಟಕದಾದ್ಯಂತ ಕುಟುಂಬಗಳನ್ನು ಬಲಪಡಿಸುತ್ತಿದೆ.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಮ್ಯೂಸಿಕಲ್ ಯುವರ್ಸ್, ಮ್ಯಾಜಿಕಲ್ ಯುವರ್ಸ್, ಗುಲ್ಮೊಹರ್ ಕಾರ್ಯಕ್ರಮ ಇನ್ನೇನು ಮುಗಿಸುವ ಹೊತ್ತು. ಸತೀಶ್ ಗೌಡ್ರು ಕಡುವಿನ ಹೊಸಹಳ್ಳಿ ಅರಕಲಗೂಡು ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ರು. ಮನೆ ಹಳ್ಳಿಯಲ್ಲೇ ಇರಲಿ, ನಗರದಲ್ಲೇ ಇರಲಿ, ಸ್ವಚ್ಛತೆ ಅಗತ್ಯವಾಗಲಿ, ನಮ್ಮ ನಮ್ಮ ಮನೆಗಳಲ್ಲಿ ಕಸವನ್ನು ನಾವೇ ರಸವನ್ನಾಗಿ ಮಾಡುವ ವಿಧಾನಗಳು ಸಾಕಷ್ಟಿವೆ. ನಮ್ಮ ಮನೆಯೊಳಗೆ ಹೊರಗೆ ಸ್ವಚ್ಛವಾಗಿಟ್ಟುಕೊಂಡ್ರೆ ಊರು ಕೂಡ ಸ್ವಚ್ಛವಾಗುತ್ತೆ ಅಲ್ವಾ ಅಂತ ಹೇಳಿ, ಖಂಡಿತ ಹೌದು. ಹೆಚ್ ಎಲ್ ಬಸವರಾಜು ಪುಟ್ಟಗೆರೆ ಹೊಸಹಳ್ಳಿ ಮಾಡಾಳು ಅಂಚೆ. ಮೇಡಮ್ ನಮಸ್ತೆ. ಕಸ ಮರುಬಳಕೆ ಅಂದರೆ ನಾವು ಪ್ಲಾಸ್ಟಿಕ್ ಕಸವನ್ನು ಒಂದು ಚೀಲದಲ್ಲಿ ಹಾಕಿ ದೂರದಲ್ಲಿ ಅದನ್ನು ಇಟ್ಟು ಸುಟ್ಟು ಹಾಕ್ತೀವಿ. ಆದರೆ ಇತರೆ ತ್ಯಾಜ್ಯ ಅಂದರೆ ಎಲೆಗಳು, ಮರದ ತೊಗಟೆ, ಇವುಗಳನ್ನು ಸಂಗ್ರಹಿಸಿ ತೋಟದಲ್ಲಿ ಜೀವಾಮೃತದಲ್ಲಿ ಅವುಗಳ ಬಳಕೆ ಮಾಡ್ತೇವೆ. ಇದರಿಂದ ನೆರೆಯವರಿಗೂ ಬೇಜಾರು ಆಗೋದಿಲ್ಲ. ಹಾಗೆ ನಮ್ಮ ಹಳ್ಳಿಯನ್ನು ಸ್ವಚ್ಛ ಮಾದರಿ ಹಳ್ಳಿಯಾಗಿ ಮಾರ್ಪಾಡು ಮಾಡ್ತೀವಿ, ಧನ್ಯವಾದಗಳು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಜೊತೆಗೆ ಕಾರ್ಯಕ್ರಮಕ್ಕೆ ಸಂದೇಶಗಳನ್ನು ಕಳಿಸಿದ್ರು ರೂಪಾ ಪಾಂಡುರಂಗರಾವ್ ಶ್ರವಂತ ಚಿತ್ರದುರ್ಗದಿಂದ, ಸಿಂಧನೂರು ಸುರೇಶ್ ಬಳೂಟಕಿಯಿಂದ, ನಂಬರ್ ಎಂಡಿಂಗ್ ವಿತ್ 2916. ನಂತರ ಗೀತಾ ಕಾವೇರಪ್ಪ ವಿರಾಜಪೇಟೆಯಿಂದ ಸಂದೇಶವನ್ನು ಕಳಿಸಿದ್ರು. ಬಸವರಾಜ ಸಿಂಪಿ ಕಲಬುರ್ಗಿಯಿಂದ ಮುರಳೀಧರ್ ಕುಲಕರ್ಣಿಯವರು ಸಂದೇಶವನ್ನು ಕಳಿಸಿದ್ರು. ನಂತರ ನಂಬರ್ ಎಂಡಿಂಗ್ ವಿತ್ 4873. ಜೊತೆಗೆ ಗೋವಿಂದ ಮೆನನ್ ಕೋಲಾರದಿಂದ ಸಂದೇಶವನ್ನು ಕಳಿಸಿದ್ರು. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ಕರೆ ಮಾಡಿದ ಪ್ರತಿಯೊಬ್ಬ ಕೇಳುಗರಿಗೂ ಸಹ ಧನ್ಯವಾದಗಳು. ಇದಾಗಿತ್ತು ಈ ಹೊತ್ತಿನ ಗುಲ್ಮೊಹರ್ ಕಾರ್ಯಕ್ರಮ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾದದ್ದು ಶ್ರಾವ್ಯ ಹರುಮನೆ. ಹೀಗೆ ಕೇಳ್ತಾ ಇರಿ ಆಕಾಶವಾಣಿ ಎಫ್ಎಂ ರೇನ್ಬೋ.

0: 25 ವಸಂತಗಳು,
1: ಸಾವಿರಾರು ಹಾಡುಗಳು,
0: ಕೋಟ್ಯಂತರ ನೆನಪುಗಳು.
1: ಮಾತು ಮಧುರ,
0: ಸಂಗೀತ ಅಮರ.
2: ಸಂಗೀತವೇ ನನ್ನ ಚಪ್ಪಾಡೇ ನನ್ನ ಬುಸಿರು.
0: ಕನ್ನಡಿಗರ ನೆಚ್ಚಿನ ದನಿಗೆ ಈಗ ಸಿಲ್ವರ್ ಜೂಬ್ಲಿ ಸಂಭ್ರಮ. ಬದುಕಿನ ಪ್ರತಿ ರಂಗಿಗೂ ರೇನ್ಬೋ ರಾಗ. ಪಾಪ್ ಇರಲಿ ರಾಕ್ ಇರಲಿ, ಧ್ವನಿಯಲ್ಲಿದೆ ಜಾದು.
3: ನಿನ್ನೆ ತನಕ ನಿನ್ನೆ ತನಕ ತಿಳಿಯದು ಪ್ರೇಮದ ಊರಿನ ದಾರಿ.
0: ಮನಸ್ಸಿಗೆ ಮುಟ್ಟೋ ರಾಗ, ಎದೆಯಲ್ಲಿ ಹುಟ್ಟೋ ಬೇಗ.
3: ಸಿಕ್ಕಳು ಸುಮ್ ಸುಮ್ಮನೆ ಮಕ್ಕಳು ಶೋಕ.
0: ಗಾಯಕ ಸಂಚಿತ್

0: ಹೆಗಡೆ ಮಾತು ಕೇಳೋಕೆ ಜೊತೆಯಾಗಿ ನೀವೀಗ
1: ಮನಸ್ಸಾಗಿದೆ ಸಾಗಿದೆ ನಿನ್ನ ಹೃದಯಕ್ಕೆ ಪಯಣ
0: ಹಾಡು ಮಾತು ಹರಟೆಯ ಹೂರಣ ಸೆಪ್ಟೆಂಬರ್ 1ರಂದು ಸಂಜೆ 4 ಗಂಟೆಗೆ ಟ್ಯೂನ್ ಮಾಡಿ FM Rainbow 101.3 ಕನ್ನಡ ಕಾಮನಬಿಲ್ಲು.

ಇದೀಗ ಒಂದು ಪ್ರಕಟಣೆ. ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ ಅದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟಿಗೆ ಹಣ ಜಮಾ ಆಗಿದೆ ಅನ್ನೋ ಮೆಸೇಜ್ ನಾಡಿನ ಕೋಟ್ಯಂತರ ಅಮ್ಮಂದಿರ ಮುಖದಲ್ಲಿ ನೆಮ್ಮದಿ ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ವರ್ಷ ಪೂರೈಸಿರುವ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇಂದು ದೇಶದಲ್ಲೇ ಅತಿ ದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಗಾಗಿ ಸರ್ಕಾರ ಕಳೆದ 3 ವರ್ಷಗಳಲ್ಲಿ 76,000 ಕೋಟಿಗೂ ಹೆಚ್ಚು ಹಣ ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1,24,00,000 ತಾಯಂದಿರು ಇದರ ನೇರ ಫಲಾನುಭವಿಗಳು. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿಯರ ಹರ್ಷ ಹೇಗಿದೆ ಅಂದರೆ, ಹಿಂದೆ 100 ರಿಂದ 500 ರೂಪಾಯಿಗೂ ಮನೆಯವರನ್ನು ಕೇಳಬೇಕಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್, ಹಬ್ಬದ ಖರ್ಚನ್ನು ನಾನೇ ನೋಡ್ಕೊಳ್ತೀನಿ ಎಂದು ಹೆಮ್ಮೆಯಿಂದ ಹೇಳ್ತಿದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣ ಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೈಲರಿಂಗ್ನಂತಹ ಸಣ್ಣ ಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟಿಗೆ ಬರೋದ್ರಿಂದ ಹಣವನ್ನು ಯಾರಾದರೂ ಕಿತ್ತುಕೊಳ್ಳುವ ಭಯ ಇಲ್ಲ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆ ಉದ್ಧಾರ ಆಗುತ್ತೆ ಎನ್ನುವುದನ್ನು ಗೃಹಲಕ್ಷ್ಮಿ ಅಕ್ಷರಶಃ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕ ಅತಿದೊಡ್ಡ ಗೌರವ. ಇದು ರಾಜ್ಯದ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಮಹಿಳೆಯರಿಗಾಗಿ ರೂಪಿಸಿರುವ ವಿಶೇಷ ಯೋಜನೆ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿಎಸ್ ಬಿ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.
3: ಗುಡ್ ಈವ್ನಿಂಗ್ ಕನ್ನಡಿಗರಿಗೆ, ನೀವು ಟ್ಯೂನ್ ಮಾಡಿರೋದು ಆಕಾಶವಾಣಿ FM ರೈನ್ಬೋ 101.3 MHz. ನೀವು ಕೇಳ್ತಿರೋದು ನಾನ್ ಸ್ಟಾಪ್ ಸಂಜೆ ವಿತ್ ಆರ್ ಜೆ ಅರ್ಜುನ್. ಲಾಸ್ಟ್ ಟೈಮು ನಿಮಗೆ ನೆನಪಿದೆಯಾ, ಇಂಡೋನೇಷ್ಯಾ ಬಗ್ಗೆ ಹೇಳಿದ್ದೆ, ಅಲ್ಲಿನ 17,000 ಐಲ್ಯಾಂಡ್ಸ್ ಮಿಸ್ಟ್ರಿ ಬಗ್ಗೆ ಚೂರು ಮಾಹಿತಿ ಕೊಟ್ಟಿದ್ದೆ. ಹೀಗೂ ಇರತ್ವಾ ಅಂತ ನೀವೆಲ್ಲ ಆಶ್ಚರ್ಯವನ್ನು ಪಟ್ಟಿದ್ರಿ. ಅದಕ್ಕೆ ಇವತ್ತು ಅಂಥದ್ದೇ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ತಗೊಂಡು ಬಂದಿದ್ದೀನಿ ನಿಮ್ಮ ಜೊತೆ ಮಾತನಾಡೋದಕ್ಕೆ. ಇವತ್ತು ನಿಮ್ಮನ್ನು ಯಾವುದೋ ಮಾಮೂಲಿ ಜಾಗಕ್ಕೆ ಕರ್ಕೊಂಡು ಹೋಗ್ತಿಲ್ಲ, ಪ್ರಪಂಚದಲ್ಲೇ ಅತಿ ಹೆಚ್ಚು ದ್ವೀಪಗಳಿರುವಂಥ ಒಂದು ಅದ್ಭುತವಾದ ಮ್ಯಾಜಿಕಲ್ ಜಗತ್ತಿಗೆ ಕರ್ಕೊಂಡು ಹೋಗ್ತಿದ್ದೀನಿ. ಗೆಸ್ ಮಾಡಿ ಎಲ್ಲಿದೆ ಅದು ಅಂತ. ಜಸ್ಟ್ ಹೋಲ್ಡ್ ಆನ್ ವಿತ್ ಆರ್ ಜೆ ಅರ್ಜುನ್.

ನಿಮ್ಮ ದಿನದ ರೊಟೀನ್ ಕ್ಲಾಕನ್ನು ಒಂದು ಸೆಕೆಂಡ್ ಪಕ್ಕಕ್ಕಿಡಿ. ಊಹಿಸ್ಕೊಳ್ಳಿ, ನಿಮ್ಮ ಕಣ್ಣು ತಂಪಾಗೋ ನೀಲಿ ಸಮುದ್ರ, ಕಾಲಿಟ್ರೆ ಸಾಕು ನೀರೊಳಗಿಂದ ಮೇಲೇಳೋ ಹೊಸ ಭೂಮಿ. ಮತ್ತೆ ರಾತ್ರಿ 12 ಗಂಟೆ ಆದರೂ ಬಾನಲ್ಲಿ ಹೊಳೆಯುವಂಥ ಸೂರ್ಯ. ಇದೇನಾದರೂ ಸೈನ್ಸ್ ಫಿಕ್ಷನ್ ಸಿನಿಮಾನ? ಖಂಡಿತ ಅಲ್ಲ. ದಿಸ್ ಈಸ್ ರಿಯಲ್. ಪ್ರಪಂಚದ ನಕ್ಷೆಯಲ್ಲಿ ಅತ್ಯಂತ ಗೂಢ, ಅತ್ಯಂತ ವಿಸ್ಮಯಕಾರಿ ಅಂತ ಕರೆಸ್ಕೊಳ್ಳುವಂಥ ಆ ಜಾಗ ಎಲ್ಲಿದೆ ಗೊತ್ತಾ? ಹೇ ಹಲೋ, ದಿಸ್ ಈಸ್ ಯುವರ್ ಆರ್ ಜೆ ಅರ್ಜುನ್ ವಿತ್ ನಾನ್ ಸ್ಟಾಪ್ ಸಂಜೆ. ಇವತ್ತು ನಾವು ಕಾಲಿಡ್ತಿರುವಂಥದ್ದು ಫಿನ್ಲ್ಯಾಂಡ್ನ ರಹಸ್ಯಮಯ ಆರ್ಕಿಪೆಲಾಗೋ ಸೀ ಒಳಗೆ. ಟೈಟಾಗಿ ಸೀಟ್ ಬೆಲ್ಟ್ ಹಾಕಿ, ದ ಮ್ಯಾಜಿಕ್ ಈಸ್ ಅಬೌಟ್ ಟು ಬಿಗಿನ್. ಕೇಳ್ತಾ ಇರಿ, ಇದು ನಾನ್ ಸ್ಟಾಪ್ ಸಂಜೆ. ಸೊ ಒಂದಲ್ಲ ಎರಡಲ್ಲ ಬೊಂಬಾಟ್ 50,000ಕ್ಕೂ ಹೆಚ್ಚು ದ್ವೀಪಗಳು ಒಂದೇ ಕಡೆ ಅಂದರೆ ನಂಬ್ತೀರಾ? ಎಸ್, ಉತ್ತರ ಯುರೋಪ್ನ ಫಿನ್ಲ್ಯಾಂಡ್ನಲ್ಲಿರೋ ಆರ್ಕಿಪೆಲಾಗೋ ಸೀ ಬಗ್ಗೆ ಮಾತನಾಡ್ತೀವಿ.

ಇದೀಗ ಒಂದು ಪ್ರಕಟಣೆ. ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ ಅದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟಿಗೆ ಹಣ ಜಮೆ ಆಗಿದೆ ಅನ್ನೋ ಮೆಸೇಜ್ ನಾಡಿನ ಕೋಟ್ಯಂತರ ಅಮ್ಮಂದಿರ ಮುಖದಲ್ಲಿ ನೆಮ್ಮದಿ ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ವರ್ಷ ಪೂರೈಸಿರುವ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇಂದು ದೇಶದಲ್ಲೇ ಅತಿ ದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಗಾಗಿ ಸರ್ಕಾರ ಕಳೆದ 3 ವರ್ಷಗಳಲ್ಲಿ 76,000 ಕೋಟಿಗೂ ಹೆಚ್ಚು ಹಣ ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1,24,00,000 ತಾಯಂದಿರು ಇದರ ನೇರ ಫಲಾನುಭವಿಗಳು. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿಯರ ಹರ್ಷ ಹೇಗಿದೆ ಅಂದರೆ, ಹಿಂದೆ 100 ರಿಂದ 500 ರೂಪಾಯಿಗೂ ಮನೆಯವರನ್ನು ಕೇಳಬೇಕಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್, ಹಬ್ಬದ ಖರ್ಚನ್ನ ನಾನೇ ನೋಡ್ಕೊಳ್ತೀನಿ ಎಂದು ಹೆಮ್ಮೆಯಿಂದ ಹೇಳ್ತಿದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣ ಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನಿಟ್ಟುಸಿರನ್ನು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಕೆಲವು ಹೆಣ್ಣು ಮಕ್ಕಳು ಟೈಲರಿಂಗ್ನಂತಹ ಸಣ್ಣ ಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟಿಗೆ ಬರೋದ್ರಿಂದ ಹಣವನ್ನು ಯಾರಾದರೂ ಕಿತ್ತುಕೊಳ್ಳುವ ಭಯ ಇಲ್ಲ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆ ಉದ್ಧಾರ ಆಗುತ್ತೆ ಎನ್ನುವುದನ್ನು ಗೃಹಲಕ್ಷ್ಮಿ ಅಕ್ಷರಶಃ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕ ಅತಿದೊಡ್ಡ ಗೌರವ. ಇದು ರಾಜ್ಯದ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಮಹಿಳೆಯರಿಗಾಗಿ ರೂಪಿಸಿರುವ ವಿಶೇಷ ಯೋಜನೆ.

0: ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್, ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಈಗ ಸಮಯ ಸರಿಯಾಗಿ 5:23. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಿಮ್ಮ ಬಾನುಲಿ ಗೆಳತಿ ದಾಕ್ಷಾಯಿಣಿ ಮಾಡುವ ಪ್ರೀತಿಯ ನಮಸ್ಕಾರಗಳು. ನಮ್ಮ ಕಾರ್ಯಕ್ರಮಗಳು ಇದೀಗ ಆರಂಭವಾಗುತ್ತವೆ. ಆಕಾಶವಾಣಿ ಬೆಂಗಳೂರು. ಗಿರ್ಮಿಟ್ ಕಾರ್ಯಕ್ರಮ. ಗಿರ್ಮಿಟ್ನಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. ಮೊದಲಿಗೆ ಕೇಳಿ, 45 ಚಿತ್ರಕ್ಕಾಗಿ ವಿಜಯ್ ಪ್ರಕಾಶ್ ಅವರು ಹಾಡಿರುವ ಗೀತೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸ್ವರ ಸಂಯೋಜನೆ ಇದೆ.
1: ಹರ ಹರ ಶಂಕರ, ಜಯ ಶಿವ ಶಂಕರ, ನಮೋ ಲೋಕಾಂಕರ, ಜಯ ಪರಮೇಶ್ವರ. ಹರ ಹರ ಶಂಕರ, ಜಯ ಶಿವ ಶಂಕರ.

ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ.
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

ದ ಡೆವಿಲ್ ಚಿತ್ರಕ್ಕಾಗಿ ಹರ್ಷಿಕಾ ದೇವನಾಥ್ ಹಾಗೂ ಅಬ್ಬಿವಿ ಅವರು ಹಾಡಿರುವ ಒಂದು ಗೀತೆ, ಪ್ರಮೋದ್ ಮರವಂತೆ ಅವರ ಗೀತ ರಚನೆಗೆ ಅಜನೀಶ್ ಬಿ ಲೋಕನಾಥ್ ಅವರ ಸ್ವರ ಸಂಯೋಜನೆ ಇದೆ.

0: ವಂದೇ ಮಾತರಂ. 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ ಮಧ್ಯಾಹ್ನ 1:30, ವಿವಿಧ ಭಾರತಿಯಲ್ಲಿ ಸಂಜೆ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

ಅನಿಲ್ ಕುಮಾರ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರು ಸಂಗೀತ ನೀಡಿರುವ ಕಲ್ಟ್ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಜಸ್ಕರಣ್ ಸಿಂಗ್ ಹಾಗೂ ಪೃಥ್ವಿ ಭಟ್ ಅವರ ದನಿಯಲ್ಲಿ.

ಕರಾವಳಿ ಚಿತ್ರಕ್ಕಾಗಿ ಸಿಟ್ ಶ್ರೀರಾಮ್ ಅವರು ಹಾಡಿರುವ ಗೀತೆ, ಪ್ರಮೋದ್ ಮರವಂತೆ ಅವರ ಗೀತ ರಚನೆಗೆ ಸಚಿನ್ ಬಸ್ರೂರು ಅವರ ರಾಗ ಸಂಯೋಜನೆ ಇದೆ.

ಸಿಟ್ ಶ್ರೀರಾಮ್ ಅವರ ದನಿಯಲ್ಲಿ ಮತ್ತೊಂದು ಗೀತೆ, ಬ್ರಾಡ್ ಚಿತ್ರದ ಒಂದು ಗೀತೆ. ಲಹರಿ ಮಹೇಶ್ ಅವರು ಜೊತೆಯಾಗಿದ್ದಾರೆ. ಶಶಾಂಕ್ ಅವರ ಗೀತ ರಚನೆಗೆ ಅರ್ಜುನ್ ಜನ್ಯ ಅವರ ಸಂಗೀತವಿದೆ.

ದಿಕ್ಕುಡಿಯೇ. ಪ್ರೇಮ್ ಅವರ ಸಾಹಿತ್ಯ ರಚನೆಗೆ ಅರ್ಜುನ್ ಜನ್ಯ ಅವರು ಸಂಗೀತ ನೀಡಿದ್ದ ಕೇಡಿ ಚಿತ್ರದ ಗೀತೆಯನ್ನ ಕೇಳಿದ್ರಿ ಮಿಕಾ ಸಿಂಗ್ ಅವರ ದನಿಯಲ್ಲಿ. ಇದರೊಂದಿಗೆ ನಮ್ಮ ಇಂದಿನ ಗಿರ್ಮಿಟ್ ಕಾರ್ಯಕ್ರಮ ಮುಕ್ತಾಯವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು.

ಆಕಾಶವಾಣಿ ಬೆಂಗಳೂರು ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳು. ಸಮಯ 6 ಗಂಟೆ. ಇನ್ನೀಗ ಕೆಲವು ಪ್ರಕಟಣೆಗಳನ್ನು ಕೇಳೋಣ.

0: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರಿಶಣ್ಣ, ಇಲ್ಲಿ ನೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
1: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
0: 7ನೇ ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
2: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, 1 ನಿಮಿಷ ಹಾಕ್ಬಿಡಿ. ಪ್ಯಾನ್ ಆಧಾರು ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಯಲ್ಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
0: ಹೌದಾ?
1: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
3: ಎಚ್ಚರ. ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ. ಅದು ಸೈಬರ್ ಮೋಸದ ಜಾಲವಿರಬಹುದು.

0: ಶ್ರೇಯ, ಏ ಶ್ರೇಯ, ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತು. ಎಷ್ಟ್ ಸಲ ಕರಿತೀಯಾ? ಬರ್ತೀನಿ ಇರೋ, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮು, ವಾಟ್ಸಪ್ ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟ್ ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ದ ಕೂತಿದ್ದಾಳೆ.
0: ಆಹಾ, ನಮ್ ದೇವ್ರ ಸತ್ಯ ನನಗ್ ಗೊತ್ತಿಲ್ವಾ? ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ಯಾ ನೀನು?
3: ಬಿಡು ಬಿಡು ಬಿಡು, ಕದ್ದು ಕದ್ದು ನೋಡೋದನ್ನ.
4: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ. ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
5: ನಮ್ಮ ಆಹಾರದ ಒಂದಂಶ,
4: ನಮ್ಮ ಸಮಯದ ಒಂದಂಶ,
5: ನಮ್ಮ ಆದಾಯದ ಒಂದಂಶ,
4: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
5: ಆಗ ನಮ್ಮ ಬದುಕು ಪಾವನವಾಗುವುದು.
4: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
1: ಜ್ಞಾನಪೀಠ ಪ್ರಶಸ್ತಿ.
0: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
1: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
0: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
1: ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ,
0: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
1: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
0: ವಿಕ್ರ ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
1: ಯು ಆರ್ ಅನಂತಮೂರ್ತಿ,
0: ಗಿರೀಶ್ ಕಾರ್ನಾಡ್,
1: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ.
0: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
1: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
0: ಸಿರಿಗನ್ನಡಂ ಗೆಲುಗೆ,
1: ಸಿರಿಗನ್ನಡಂ ಬಾಳ್.

0: ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
1: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
2: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.
3: ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು, ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
4: This is Akashwani, the news read by Nishit Kumar. India and Uzbekistan have decided to elevate their bilateral relationship to comprehensive

0: ಮರುಪ್ರಸಾರವಾಗಲಿದೆ. ಉಳಿದಂತೆ ಈ ಸಂಜೆ 6:15 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:30 ವಿಜ್ಞಾನದ ಮುನ್ನಡೆ ದೀಪಾ ಎಂಬಿ ಅವರಿಂದ. 6:51 ಕೃಷಿರಂಗ, ಅಮಟೆಕಾಯಿ ಬೇಸಾಯದ ಕ್ರಮಗಳು ಈ ಕುರಿತು ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೊಂದಿಗೆ ಸಂದರ್ಶನ. ನಂತರ ತಿಮ್ಮಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ ಕೇಳುವಿರಿ. 7:30 ದುಬೈನಲ್ಲಿ ನಡೆಯುವ ಮಹಿಳಾ ಏಷ್ಯಾಕಪ್ T20 ಕ್ರಿಕೆಟ್ ಪಂದ್ಯಾವಳಿ 2026 ವೀಕ್ಷಕ ವಿವರಣೆಯನ್ನು 7:30 7:34 7:45 9:00 ಆಟದ ಮುಕ್ತಾಯದವರೆಗೆ ಕೇಳುವಿರಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ಉಳಿದಂತೆ ನ್ಯೂಸ್ ಆನ್ ಏರ್ ಆಪ್ನಲ್ಲಿ 7:45 ಕನ್ನಡದಲ್ಲಿ ಭಾಷಣ. ಕೃತಕ ಬುದ್ಧಿಮತ್ತೆ ಮತ್ತು ಸಮಾಜದ ಮೇಲೆ ಅದರ ಪ್ರಭಾವ ಈ ಕುರಿತು ಮಾತನಾಡುತ್ತಾರೆ ರಾಜೇಂದ್ರ ತೊದಲಬಾಗಿ, ಬೆಂಗಳೂರು ಕೇಂದ್ರದ ಕೊಡುಗೆ. 9:15 ವಿಶ್ವನಾಥ್ ನಾಕೋಡ್ ಅವರು ಹಾಡಿರುವ ಭಾವಗೀತೆಗಳು. 9:30 ಯುವವಾಣಿ ಸಾಹಸಿ ಮಹಿಳಾ ರೈಡರ್ ಸುಷ್ಮಿತಾ ಹುರಕಡ್ಲಿ ಅವರೊಂದಿಗೆ ಸಂದರ್ಶನ. 10:00 ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ, ಜಿ ರಾಘವೇಂದ್ರ ಪ್ರಸಾದ್ ಅವರಿಂದ ವಯಲಿನ್ ವಾದನ ಕೇಳುವಿರಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. 6:10 ಶುಭೋದಯ ಕರ್ನಾಟಕ, 6:30 ಚಿಂತನ ಮಾಣಿಕ್ ನೇಳಗಿ ಅವರಿಂದ ಕಲಬುರಗಿ ಕೇಂದ್ರದ ಕೊಡುಗೆ. 6:35 ಹಾಗೂ 6:15 ಕನ್ನಡ ರತ್ನ ಭಂಡಾರ. 6:40 ದೇಶಭಕ್ತಿ ಗೀತೆಗಳು. 6:50 ರೈತರಿಗೆ ಸಲಹೆ. 7:15 ರೇವತಿ ಬಾಗಲ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 7:45 ಹಾಗೂ 8:35 ಚಿತ್ರಗೀತೆಗಳು. 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ, ವಿಷಯ ಮೊಡವೆ ನಿಯಂತ್ರಣಕ್ಕೆ ಹೋಮಿಯೋಪತಿ ಚಿಕಿತ್ಸೆ. ಭಾಗವಹಿಸುತ್ತಾರೆ ಡಾಕ್ಟರ್ ಪ್ರಸನ್ನ, ಉಪನಿರ್ದೇಶಕರು ಹೋಮಿಯೋಪತಿ ಆಯುಷ್ ನಿರ್ದೇಶನಾಲಯ ಬೆಂಗಳೂರು, ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:50 ಗೀತ ಪಲ್ಲವ. 9:30 ರವಿವಾಸರಿ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದ ಧ್ವನಿ ಮುದ್ರಣ, ಜಿ ರಾಘವೇಂದ್ರ ಪ್ರಸಾದ್ ಅವರಿಂದ ವಯಲಿನ್ ವಾದನ ಕೇಳುವಿರಿ. 10:30 ಸುನಿಹರೇಪಲ್. 11:00 ಸವಿನೆನಪು. 12:05 ವನಿತಾ ವಿಹಾರ, ಶ್ರಾವಣದ ಮಹತ್ವ ಈ ಕುರಿತು ಸ್ನೇಹ ಕುಲಕರ್ಣಿ ಅವರಿಂದ ಸೋದಾಹರಣ ಭಾಷಣ, ನಿರ್ವಹಣೆ ಮಾಲಾ ಸಾಮ್ರಾಣಿ. ಧಾರವಾಡ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ. ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ನೇತ್ರದಾನ ಮಹಾದಾನ ಈ ಕುರಿತು ಮಾತನಾಡುತ್ತಾರೆ ಮೈಸೂರು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ನೇತ್ರ ವಿಭಾಗದ ಸಹ ಪ್ರಾಧ್ಯಾಪಕರು ಹಾಗೂ ನೇತ್ರ ಭಂಡಾರ ಅಧಿಕಾರಿಗಳಾದ ಡಾ ಶುಭ್ರತಾ ಎಸ್ ಹೆಗಡೆ. ನಂತರ ರಾಷ್ಟೀಯ ಪೌಷ್ಟಿಕ ಸಪ್ತಾಹದ ಮಹತ್ವ ಹಾಗೂ ಪೋಷಕಾಂಶಗಳ ಅಗತ್ಯ ಈ ಕುರಿತು ಕ್ಲಿಯರ್ ಮೆಡಿ ಆಸ್ಪತ್ರೆಯ ಡಯಟೀಷಿಯನ್ ಸಂಗೀತಾ ಡಿ ಅವರೊಂದಿಗೆ ಸಂದರ್ಶನ. ರಾಯಚೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿಪಥ. ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ ಕುರಿತು ಅಮರೀಶ್ ಆಶಿಹಾಳ್ ಅವರಿಂದ ಮಾಹಿತಿ. ರಾಯಚೂರು ಕೇಂದ್ರದ ಕೊಡುಗೆ. 2:40 ಹಿಂದಿ ಪಾಠ ಹೇಳಿಕೊಡುತ್ತಾರೆ ಎಸ್ ರಾಧಾಪತಿ. 5:30 ಗಿರ್ಮಿಟ್. 6:30 ಜಿಲ್ಲಾ ವಾರ್ತಾ ಪತ್ರ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ. 6:51 ಕೃಷಿರಂಗ ಕಾರ್ಯಕ್ರಮ. ಹವಾಮಾನ ಬದಲಾವಣೆ ಸಂದರ್ಭದಲ್ಲಿ ಸುಸ್ಥಿರ ಮೀನುಗಾರಿಕೆ ಈ ಕುರಿತು ಡಾ ಅಮೋಘ ಕೆಆರ್ ಅವರೊಂದಿಗೆ ಸಂದರ್ಶನ. ನಂತರ ತುರುವೇಕೆರೆ ತಾಲೂಕು ದಬ್ಬೆಘಟ್ಟದ ಕೃಷ್ಣೇಗೌಡ ಮತ್ತು ಸಂಗಡಿಗರಿಂದ ಭಜನೆ ಪದ ಕೇಳುವಿರಿ. 7:45 ಸಿರಿಗಂಧ. 9:15 ಬಿಜೆ ಭರತ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಎನ್ಎಸ್ ಅಭಿಷೇಕ್ ಅವರ ಹಾಡುಗಾರಿಕೆ ಕೇಳುವಿರಿ. ಪಕ್ಕವಾದ್ಯದಲ್ಲಿ ವಯಲಿನ್ ಕೌಶಿಕ್ ಕಾರ್ತಿಕ್ ಕೌಶಿಕ್, ಮೃದಂಗ ಸಹಕಾರ ಆರ್ ನರಸಿಂಹನ್. 10:00 ವನಿತಾ ವಿಹಾರ. ಕೃಷ್ಣಂ ವಂದೇ ಜಗದ್ಗುರುಂ ಕೃಷ್ಣ ಜನ್ಮಾಷ್ಟಮಿ ಹಿನ್ನೆಲೆಯಲ್ಲಿ ಶ್ರೀಕೃಷ್ಣ ಗಾನ ನಿಲಯದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. 10:00 ಗೀತಚಂದ್ರಿಕೆ ಮೆಲೋಡಿ ಟೈಮ್. ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. ಇದುವರೆಗೆ ನಮ್ಮ ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು,
1: ಕನ್ನಡ ರತ್ನ ಭಂಡಾರ. ಪ್ರೀತಿಯ ಶ್ರೋತೃ ಬಾಂಧವರೇ, ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಸಿದ್ಧ ಶಿಕ್ಷಣ ತಜ್ಞರು SR ರೋಹಿಡೇಕರ್ 98 ವರ್ಷಗಳ ತುಂಬು ಜೀವನ ನಡೆಸಿದರು.

0: ಪ್ರಬೋಧಿನಿ ಗುರುಕುಲದ ಸ್ಥಾಪಕರು, ಲೇಖಕರು, ವಿಜಯಪುರದವರು. ಶಿಕ್ಷಣ ಇಲಾಖೆಯಲ್ಲಿ ಅನೇಕ ಸುಧಾರಣೆಗಳನ್ನು ತಂದರು. ಸಂಶೋಧನೆಗೆ, ಅನ್ವೇಷಣೆಗೆ ಇಂಬು ಕೊಟ್ಟವರು. ಸಂಘ ಸಂಸ್ಥೆಗಳ ಒಡನಾಟ ಹೊಂದಿದ್ದರು. ವಿದ್ಯಾರ್ಥಿಗಳು ಅಂದರೆ ಅವರಿಗೆ ಅಪಾರ ಪ್ರೀತಿ. ಶಿಕ್ಷಣ ತಜ್ಞ ಎಸ್ಆರ್ ರೋಹಿಡೇಕರ್.
1: ನಮ್ಮ ಗೋಕಾಕರು ಒಂದ್ಸಲ ಫೋನ್ ಮಾಡಿದ್ರು ನನಗೆ, ರೋಹಿಡೇಕರೇ ನಿಮ್ಗೆ ಸಹಾಯ ಬೇಕಾಗಿದೆ ನಮಗೆ ಸ್ವಲ್ಪ ಶಿಕ್ಷಣದಲ್ಲಿ, ಸತ್ಯಸಾಯಿ ಸಂಸ್ಥೆಯಲ್ಲಿ. ನಾನೇ ಹೇಳಿದೆ, ಅಲ್ಲ ತಾವು ನನಗೆ ವಿವೇಕ್ ಇಂಗ್ಲೀಷ್ ಗುರುಗಳು, ನಿಮಗೆ ನಾನು ಸಹಾಯ ಮಾಡುವಂಥ ಕೆಲಸ ಇದು ಹೇಗೆ ಸಾಧ್ಯ ಆಗ್ತದೆ? ನೀವು ಶಿಕ್ಷಣದಲ್ಲಿ ನೀವು ಶ್ರೇಷ್ಠ ಮಿಸ್ಟರ್ ರೋಹಿಡೇಕರ್, ನೋಡಿ ನೀವು ಇಂಗ್ಲೀಷ್ ಶಬ್ದ ಅರ್ಥ ಗೊತ್ತಿದ್ದಂಗೆ ಕಾಣೋದು ನಿಮಗೆ ಅಂದ್ಬಿಟ್ರೆ ನನಗೆ ಒಮ್ಮೆ. ಯಾಕ್ರಿ ಅಂದೆ, ಎಜುಕೇಷನಿಸ್ಟ್ ಯಾರು? ನಾನು ಲಿಟ್ರರಿ ರೈಟರು, ಸಾಹಿತ್ಯ ಬರೀತೇನೆ, ಇಂಗ್ಲೀಷ್ನಲ್ಲಿ ಬರೀತೇನೆ, ಕನ್ನಡದಲ್ಲಿ ಬರೀತೇನೆ, ಇಂಗ್ಲೀಷ್ ಕನ್ನಡ ಭಾಷೆ ಮಾಡ್ತೇನೆ, ಆದರೆ ನಾನು ಎಜುಕೇಷನಿಸ್ಟ್ ಅಲ್ಲ ಅಂದರು ಗೋಕಾಕರು. ಹೇಗಿದೆ ನೋಡಿ ಅಂತ ದೊಡ್ಡವರು, ಅದು ಯಾಕೆ ಸರ್ ಅಂದೆ. ನೋಡಪ್ಪ, ನಿಮ್ಮ ಶಿಕ್ಷಣದ ಸಂಸ್ಕಾರ, ಸೈಕಾಲಜಿ, ಕರಿಕ್ಯುಲಮ್ಮು, ಮತ್ತೊಂದು ಮೆಥಡಾಲಜಿ, ಇವೆಲ್ಲ ನಾವ್ಯಾರು ಓದಿದ್ದೇವೆ. ಅದಕ್ಕೋಸ್ಕರ ನಾನು ಶಿಕ್ಷಣ ತಜ್ಞಲ್ಲ, ಸಾಯಿಬಾಬಾ ಅವ್ರ ಹತ್ರ ನೈತಿಕ ಶಿಕ್ಷಣ ಕಲಿಸಿಕ್ಕೆ ತಜ್ಞರು ಬೇಕು ಅಂತ ಕೇಳಿದ್ದಾರೆ. ಅದಕ್ಕೋಸ್ಕರ ನಿಮ್ಮನ್ನು ಕರಿತೇನೆ ಅಂತ ಹೇಳಿದ್ಮೇಲೆ ನಾನು ನಿಮ್ಮ ಆಚೆ ಒಪ್ಕೊಂಡು ಮಾಡ್ತೇನೆ ಸರ್, ನಿಮ್ಮ ಕೈಯಲ್ಲಿ ಕೆಲಸ ಮಾಡ್ಕೊಂಡು. ಹೀಗಾಗಿ 8 ವರ್ಷ ನಾನು ಮೌಲ್ಯ ಶಿಕ್ಷಣ, ಇದೇನು EHV ಪ್ರೋಗ್ರಾಮ್ ಅಂತ ಸತ್ಯಸಾಯಿ ಸಂಸ್ಥೆ ನಡೆದಿದೆ, ಅದರಲ್ಲಿ ಭಾಗವಹಿಸಿ ಮಾರ್ಗದರ್ಶನ ಮಾಡುವಂಥ ಅವಕಾಶ ನನಗೆ ಸಿಕ್ತು. ಈ ರೀತಿ ಶಿಕ್ಷಣದ ಅರ್ಥ ಗೊತ್ತಿಲ್ಲದೆ ಇದ್ದರು ಅವರು. ಇದನ್ನು ಒಂದು ಮೀಟಿಂಗ್ನಲ್ಲಿ ರಾಜರಾಮಣ್ಣ ಕೂತಿದ್ರು, ನಾನು ಮಾತಾಡೋ ಪ್ರಸಂಗ ಬಂತು, ಅಲ್ಲಿ ಹೇಳಿ ಗೋಕಾಕರ್ ಅಂಥವ್ರು ಹೀಗೆ ಹೇಳಿದ್ದಾರೆ. ಅದಕ್ಕೆ ಅವರು ಸರಿ, ಅವರಿಗೆ ಗಾಬರಿ, ಒಂದು ಪ್ರಶ್ನೆ ಕೇಳ್ತೀನಿ ನಿಮ್ಗೆ, ಕೇಳಿರಿದ್ದೆ MSc ಮುಂತಾದವುಗಳು ಕರಿಕ್ಯುಲಮ್ ಮಾಡುವಂಥ ನೀವು ಶಿಕ್ಷಣ ತಜ್ಞರು ಹೇಳಿ ಹೇಗೆ ಮಾಡ್ತೀರಿ? ನಾನು ಅದನ್ನು ಹೇಳಿಲ್ಲ ಅಂದೆ. ನಾನೇನು ಹೇಳಿದೆ ಅಂದರೆ, ಹೇಗೆ ಮಾಡಬೇಕು ಅಂಬೋದು, ಕರಿಕ್ಯುಲಮನ್ನು ಚೇಂಜ್ ಮಾಡೋ ಪದ್ಧತಿ ಹಾಗೆ, ಏನು ಪ್ರೊಸೆಸ್ಸು, ಇವನ್ನ ನಾವು ಹೇಳ್ತೇವೆ ಹೊರತಾಗಿ ಎಲ್ಲ ವಿಷಯ ತಜ್ಞರ ಜಗತ್ತಿನ ವಿಷಯ ಎಲ್ಲ ಗೊತ್ತಿರೋದು, ಅವ್ರ ಕಡೆ ಮಾಡಿಸ್ತೇವೆ ಅಂತ ಹೇಳಿ ನಾನು. ಆಮೇಲೆ ಸುಮ್ಮನೆ ಕೂತರು. ಇಡೀ ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ, ಮಿಡಲ್ ಹಿಸ್ಟ್ರಿ ಮತ್ತು ಈ ಮಾಡರ್ನ್ ಇಂಡಿಯನ್ ಇಂಗ್ಲೀಷು, ಇದನ್ನು ಕಂಪೇರ್ ಮಾಡಿ ಸ್ಟಡಿ ಮಾಡುವಂಥ ನಮಗೊಂದು ಪೇಪರ್ ಇತ್ತಲ್ಲಿ, ನಾನು ಅದರಲ್ಲಿ ತುಂಬ ಆಸಕ್ತಿ ವಹಿಸಿ ಚೆನ್ನಾಗಿ ತೊಗೊಂಡು ಇಷ್ಟೇ ಎಲ್ಲ ಅನೇಕ ಆರ್ಟಿಕಲ್ದಲ್ಲಿ ಮೆನ್ಷನ್ ಮಾಡಿದ್ದೆ ನಾನು. ಹೇಗಿರಬೇಕು ನಮ್ಮ ಶಿಕ್ಷಣ ತಯಾರ ಮೆಕಾಲಿ ಹೇಳ್ತಾನೆ. ಏನು ಹೇಳ್ತಾನೆ ಅಂದರೆ, ಹುಟ್ಟಿನಿಂದ ಜನ್ಮತಃ ಹಿಂದಿ ಹಿಂದೂಸ್ತಾನದವರು ಹಿಂದಿಯರಾಗಿರಬೇಕು ಇಲ್ಲಿವರು. ಆದರೆ ವಿದ್ಯೆ, ಸಂಸ್ಕಾರ, ನಡವಳಿಕೆ, ಡ್ರೆಸ್ಸು ಮುಂತಾದವುಗಳಿಂದ ಪಾಶ್ಚಿಮಾತ್ಯರಂತೆ ಇವರು ಆಗಬೇಕು. ಇಲ್ಲಿ ಹುಟ್ಟಿದವರು ಪಾಶ್ಚಿಮಾತ್ಯರಂತೆ ಆಗಿ ನಮಗೆ ಸಬಾರ್ಡಿನೇಟ್ ಸರ್ವೀಸಿ ಉಪಯುಕ್ತ ಆಗಬೇಕು, ಹೈಯರ್ ಅಲ್ಲ, ಸಬಾರ್ಡಿನೇಟು. ಹಾಗೆ ಕೆಳಗಿನ ಕೆಲಸಕ್ಕೆ ಮಾತ್ರ ಕರ್ಕೊಂಡ್ರು, ಸೂಪರಿಂಟೆಂಡೆಂಟು ಮತ್ತೊಂದು ಹಾಗೆ. ಅದಕ್ಕೋಸ್ಕರ ಅವರು ಎಂದೂ ಹೆಡ್ ಅಂತ ಮಾಡ್ತಾ ಇರಲಿಲ್ಲ ಯಾರನ್ನೂ ಇಂಡಿಯಾದವ್ರನ್ನ. ಇದು ಅತ್ಯಂತ ದುರ್ದೈವ. ಇದರಲ್ಲಿ ಇನ್ನೊಂದು ದುರ್ಘಟನೆ ಏನಾಯಿತು ಅಂದರೆ, ನೌಕರಿ ಆಸೆ ಹುಟ್ಟಿಸ್ಬಿಟ್ರು ಸರ್ಕಾರಿ ನೌಕರಿ ಅಂತೆ. ಆ ಮೆಕಾಲಿನ ಪದ್ಧತಿ ಪ್ರಕಾರ ಇಂಗ್ಲೀಷ್ ಯಾರು ಚೆನ್ನಾಗಿ ಬರುತ್ತೆ ಅವ್ರನ್ನ ಸರ್ಕಾರಿ ನೌಕರಿ ಶುರುವಾಗಿ ಬಂತು. ಪರೀಕ್ಷೆಯಲ್ಲಿ ಚೆನ್ನಾಗಿ ಮಾರ್ಕ್ಸ್ ತಕ್ಕೊಂಡು ನೌಕರಿ ಕೊಡೋದು ಅಂತ ಬಂದು ಏನು ಬಂದಿದೆ ಇವತ್ತು ಅದೇ ನಡೆದುಬಿಟ್ಟಿದೆ. ತಂದಲ್ಲಿ ಎಜುಕೇಷನ್ ಇಲ್ಲ, ಇವತ್ತು ಎಲ್ಲನೂ ಎಜುಕೇಷನ್ ಎಲ್ಲ ಪರೀಕ್ಷೆಗಾಗಿ. ನಾನು ಒಂದು ಕಡೆ ಲೆಕ್ಚರ್ನ ಹೇಳ್ತಾ ಇರ್ತೇನೆ, 3E ಅಂತ, ಒಂದಕ್ಕೊಂದು ಸಂಬಂಧ ಇವು. ಎಜುಕೇಷನ್ ಫಾರ್ ಎಕ್ಸಾಮಿನೇಷನ್, ಎಕ್ಸಾಮಿನೇಷನ್ ಈಸ್ ಫಾರ್ ಎಂಪ್ಲಾಯ್ಮೆಂಟ್. ಶಿಕ್ಷಣ ಇರುವುದು ಯಾತಕ್ಕಾಗಿ ಅಂದರೆ, ಪರೀಕ್ಷೆಯಲ್ಲಿ ಪಾಸಾಗಿ ಹೆಚ್ಚಿಗೆ ಮಾರ್ಕ್ಸ್ ತಗೊಳ್ಳಿ ಮಕ್ಕಳನ್ನ ತಯಾರು ಮಾಡಲಿಕ್ಕೆ. ಆ ಪರೀಕ್ಷೆ ಯಾತಕ್ಕೆ ಬೇಕು ಅಂದರೆ, ಆ ಪರೀಕ್ಷೆಯಲ್ಲಿ ಮಾರ್ಕ್ಸ್ ತಗೊಂಡ್ರೆ ನೌಕರಿ ಸಿಗ್ತದೆ ಎಂಬುದಕ್ಕೆ. ಸೊ ಎಜುಕೇಷನ್ ಎಕ್ಸಾಮಿನೇಷನ್ ಎಂಪ್ಲಾಯ್ಮೆಂಟ್, ಈ 3 ಇದು ಕುಸ್ತಿಯವರು ಸಿಗಾಕೊಂಡಿದೆ. ಇದನ್ನು ನಾವು ಎಲ್ಲಿ ತೆಗೆಯೋದಿಲ್ಲ, ಅಲ್ಲಿವರೆಗೆ ನಾವು ಆಲ್ರೌಂಡ್ ಎಜುಕೇಷನ್ನು ಮತ್ತೊಂದು ಶಿಕ್ಷಣ ಮತ್ತೊಂದು ಯಾವುದೇ ಮಾತಾಡಿ, ನೀವು ಬರೀ ಮಾತುಗಳಾಗ್ತದೆ ವಿನಃ ಪ್ರತ್ಯಕ್ಷ ಕೃತಿಯಲ್ಲಿ ಉಪಾಧ್ಯಾಯರು, ಮಕ್ಕಳು ಮತ್ತು ಪೇರೆಂಟ್ಸ್ ಮೂರೂ ಜನರು ಏನು ಬೇಕು ಇವತ್ತಂದರೆ, ತಮ್ಮ ಮಕ್ಕಳು ಪರೀಕ್ಷೆಯಲ್ಲಿ ಹೆಚ್ಚಿಗೆ ಮಾರ್ಕ್ಸ್ ತಕ್ಕೊಂಡು ಮುಂದೆ ಹೋಗ್ಬೇಕು, ಅದು ಒಂದೇ ಇರೋದು. ಶಿಕ್ಷಣದಲ್ಲಿ ಇದೊಂದು ಕೆಟ್ಟ ಪ್ರಭಾವ ಮೂಡಿಬಿಟ್ಟಿದೆ ಇವತ್ತಿನ ದೊಡ್ಡ. ಇದನ್ನು ಹೇಗೆ ಬದಲಾವಣೆ ಮಾಡಬೇಕು ಅನ್ನೋದಕ್ಕೆ ನಾನು ಹೇಳಲಿಕ್ಕೆ ಎಷ್ಟು ಅನೇಕ ವಿಷಯಗಳಿವೆ, ವಿಚಾರಗಳಿವೆ. SSLC ರ್ಯಾಂಕ್ ಕೊಟ್ಟರು, ಪ್ರೈಸ್ ಕೊಟ್ಟು ಜನಗಳು ಆನರ್ ಮಾಡಿ ಏನೇನು ಮಾಡ್ತಾಯಿದ್ರು ನಿಮಗೆ ಕೇಳಿದ್ದೀರಿ ಭಾಳ ಕಡೆ, ಆಗ್ತಿತ್ತು ವರ್ಷ ಅದನ್ನು ತೆಗೆಸಾಕಿಸಿ ರ್ಯಾಂಕ್ ಕೊಡುವಂತ ತೆಗೆದುಹಾಕಬಹುದು. ಯಾಕೆಂದರೆ ಅನೇಕ ಮಕ್ಕಳಿಗೆ ಇದೇ ಸುಡ್ತದೆ, ತ್ರಾಸಾಗಿ ತಲೆಗೆ. ಉದಾಹರಣೆಗಾಗಿ ಮಾರ್ಕ್ಸ್ ಮೇಲಿನ ಪ್ರೆಷರ್, ಒಂದು ನಾವು ಸಕ್ಸಸ್ಫುಲ್ ಆಯ್ತು ನಾವು ಮಾಡಿದ್ವಿ, ಎಷ್ಟೋ ಮಕ್ಕಳಿಗೆ ತೊಂದರೆ ಆಗ್ತದೆ. ಇದನ್ನು ತಪ್ಪಿಸ್ಲಿಕ್ಕೆ ರ್ಯಾಂಕ್ ಅಬಾಲಿಷ್ ಮಾಡಿಸಿದ್ದೇವೆ ಈಗ.
0: ಕನ್ನಡ ರತ್ನ ಭಂಡಾರ ಕೇಳಿದಿರಿ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
2: ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ, ಪ್ರವಾಚಕ ಜತಿನ ಶರ್ಮಾ. ಆದೌ

0: ಮುಖ್ಯವಾರ್ತಾಃ. ಭಾರತ ಉಜ್ಬೇಕಿಸ್ತಾನಯೋಃ ಮಧ್ಯೆ ಖನನ ಆಯುರ್ವೇದ ಪರ್ಯಟನ ರಣನೀತಿಕ ಸಹಭಾಗಿತಾಂ ಸಮೇತ್ಯ ಬಹುಷು ಕ್ಷೇತ್ರೇಷು ಸಂಧಿಪತ್ರಾಣಿ ಹಸ್ತಾಕ್ಷರಂಗತಾನಿ. ಮನ್ ಕಿ ಬಾತ್ ಇತ್ಯಾಖ್ಯೆ ಭಾರತ ಉಜ್ಬೇಕಿಸ್ತಾನ ದೇಶಾಭ್ಯಾಂ ಅದ್ಯ ಖನನ ಆಯುರ್ವೇದ ಪರ್ಯಟನಾರ್ಥಿಕ ಸಹಯೋಗ ಪರ್ಯಾವರಣ ಉಚ್ಚ ಶಿಕ್ಷಾದಿ ಕ್ಷೇತ್ರೇಷು ಪರಸ್ಪರ ಸಹಯೋಗ ಸಂವರ್ಧನಾಯ ಸಂಧಿಪತ್ರಾಣಿ ಹಸ್ತಾಕ್ಷರಿತಾನಿ. ದೇಶದ್ವಯೇನ ತ್ರಿಂಶದುತ್ತರ ದ್ವಿಸಹಸ್ರ ವರ್ಷಂ ಯಾವತ್ ಪಂಚಾರ್ಬುದ ಡಾಲರ್ ಮಿತಂ ವ್ಯಾಪಾರ ಲಕ್ಷ್ಯಂ ನಿರ್ಧಾರಿತಂ ಯಥಿ ಸಾಂಪ್ರತಿಕ ವ್ಯಾಪಾರಸ್ಯ ಪಂಚಗುಣಿತಂ ವರ್ತತೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಉಜ್ಬೇಕಿಸ್ತಾನಸ್ಯ ಸರ್ವೋಚ್ಚ ಸಮ್ಮಾನಮಪಿ ಅಲಭತ. ಇದಂ ಸಮ್ಮಾನಂ ದೇಶದ್ವಯಸ್ಯ ಮಧ್ಯೆ ಸಹಯೋಗ ಸಂವರ್ಧನೆ ತದೀಯ ಯೋಗದಾನಾಯ ಉಪಾಯನಿ ಕೃತಂ. ತಾಷ್ಕಂದ ನಗರೆ ಉಜ್ಬೇಕಿಸ್ತಾನಸ್ಯ ರಾಷ್ಟ್ರಪತಿಃ ಶಾವಕತ್ ಮಿರ್ಜಿಯೋ ಯೇವಃ ಪ್ರಧಾನಮಂತ್ರಿಣೆ ನರೇಂದ್ರ ಮೋದಿನೇ ಸರ್ವೋಚ್ಚ ರಾಜಕೀಯ ಸಮ್ಮಾನೇನ ಆರ್ಡರ್ ಆಫ್ ಓಲಿಯ ದರ್ಜಾಲಿ ದೋಸ್ತಲಿಕ್ ಇತ್ಯನೇನ ಸಮ್ಮಾನಿತವಾನ್. ಪ್ರಧಾನಮಂತ್ರಿಣಾ ಏಷಃ ಸಮ್ಮಾನಃ ಭಾರತ ಉಜ್ಬೇಕಿಸ್ತಾನಯೋಃ ದೃಢ ಸಂಬಂಧೇಭ್ಯಃ ಸಮರ್ಪಿತಃ. ಶ್ರೀಮೋದಿ ಅವೋಚತ್ ಯತ್ ಸಮ್ಮಾನಂ ಪ್ರಾಪ್ಯ ಅಸೌ ಗೌರವಂ ಅನುಭವತಿ. ಅಪಿಚ ದೇಶದ್ವಯಂ ವ್ಯಾಪಕ ರಣನೀತಿಕ ಸಂರಚನಾಯಾಃ ಅಂತರ್ಗತಂ ನಿರ್ಣಾಯಕ ಲಕ್ಷ್ಯ ನಿರ್ಧಾರಣಾರ್ಥಂ ಅಗ್ರೆ ಸಮೇಧಯಿಷ್ಯಂತೆ. ರಾಷ್ಟ್ರಪತಿನಾ ಶಾವಕತ್ ಮಿರ್ಜಿಯೋಯೇಫ್ ಇತ್ಯನೇನ ಸಹ ಪ್ರತಿನಿಧಿ ಮಂಡಲ ಸ್ತರ ವಾರ್ತಾಯಾಂ ಶ್ರೀಮೋದಿ ಅವೋಚತ್ ಯತ್ ದೇಶದ್ವಯಂ ನಿಜ ಸಂಬಂಧಾನ್ ವ್ಯಾಪಕ ರಣನೀತಿಕ ಸಹಭಾಗಿತಾ ಸ್ತರಂ ಯಾವತ್ ನಯತಃ. ಅನಂತರಂ ಸಹಯೋಗಸ್ಯ ಸಮಸ್ತ ಸ್ತರಾಣಾಂ ಸಮೀಕ್ಷಾಯೈ ವಿದೇಶ ಮಂತ್ರಿಣಾ ಸಮನ್ವಯ ಸಮಿತೇಃ ಘಟನಾ ವಿಧಾಸ್ಯತೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರಾವೋಚತ್ ಯತ್ ವಿಕಸಿತ ಭಾರತಾಯ ಮಾದಕ ಮುಕ್ತ ಯುವಾಭಿಯಾನಂ ಕೃತ್ಸ್ನೇಹಿ ದೇಶೇ ದ್ರುತಗತ್ಯಾ ಸಂವರ್ಧತೆ. ಅದ್ಯ ಪ್ರಾತಃ ಆಕಾಶವಾಣಿತಃ ಪ್ರಸಾರಿತೆ ಮನ್ ಕಿ ಬಾತ್ ಇತ್ಯಾಖ್ಯೆ ಕಾರ್ಯಕ್ರಮೆ ಸ್ವವಿಚಾರಾನ್ ಉಪಸ್ಥಾಪಯನ್ ಶ್ರೀಮೋದಿ ಸಂತೋಷಂ ಪ್ರಾಕಟಯತ್ ಯತ್ ವ್ಯಸನಮುಕ್ತ ಯುವಕಾನಾಂ ಮಾದಕ ಮುಕ್ತ ಭಾರತಸ್ಯ ಚ ಲಕ್ಷ್ಯಯುಕ್ತಂ ಇದಂ ಅಭಿಯಾನಂ ಕೇವಲಂ ಔಪಚಾರಿಕಂ ನಾಸ್ತಿ ಅಪಿತು ಬಹವಃ ಜನಾಃ ವಿಶೇಷತಃ ಯುವಾನಃ ಮಹತ್ಯಾ ಸಂಖ್ಯೆಯಾ ಅಸ್ಮಿನ್ ಸಂಯುಜ್ಯಂತೆ.
1: नशा मुक्त युवा फॉर विकसित भारत ये अभियान इस समय पूरे देश में तेजी से आगे बढ़ रहा है. इसका लक्ष्य बिल्कुल साफ है, नशा मुक्त युवा, ड्रग फ्री इंडिया. बहुत सारे लोग विशेषकर हमारे युवा बहुत बड़ी संख्या में इसका हिस्सा बन रहे हैं. आखिर यह भारत के युवाओं की हेल्थ, उनकी हैप्पीनेस और उज्ज्वल भविष्य के लिए ही हमारा सामूहिक संकल्प है.
0: ಪ್ರಧಾನಮಂತ್ರಿ ನ್ಯವೇದಯತ್ ಯತ್ ಮಾದಕ ದ್ರವ್ಯ ವ್ಯಸನಂ ಕೇವಲಂ ಏಕಂ ಜನಂ ನ ಗ್ರಸತೆ ಅಪಿತು ಸಮಗ್ರ ಪರಿವಾರಃ ಸಮಾಜಶ್ಚ ಅಸ್ಯ ದುಷ್ಪರಿಣಾಮಾನ್ ಭುಂಕ್ತೆ. ಸಹ ತೇಷಾಂ ಸರ್ವೇಷಾಂ ಭೂರಿಶಃ ಪ್ರಶಂಸಾಂ ಕೃತವಾನ್ ಯೇ ಮಾದಕ ವಿರೋಧಿ ಜಾಗರೂಕತಾಂ ಪ್ರಸಾರಯಂತಿ ಅಥ ಚ ಮಾದಕ ದ್ರವ್ಯೇನ ಪೀಡಿತಾನಾಂ ಸಹಾಯತಾಯೈ ಅಗ್ರೆ ಆಗಚ್ಛಂತಿ.
1: नशा मुक्त भारत के लिए क्या आप कोई पावरफुल स्लोगन बना सकते हैं? क्या हमारे यंग म्यूजिशियंस ऐसे सॉन्ग्स बना सकते हैं जिनमें ड्रग फ्री लाइफ का मैसेज हो? क्या स्टूडेंट्स और थिएटर ग्रुप्स दिल को छू लेने वाले शॉर्ट प्लेज लिख सकते हैं जिनमें ड्रग्स के खतरों के साथ साथ उनसे बाहर निकलने का रास्ता भी हो? हमारे देश में बेहतरीन कंटेंट क्रिएटर्स की कमी नहीं है. मेरा आग्रह है कि वे अलग अलग भाषाओं में ऐसा कंटेंट
0: ಪ್ರಧಾನಮಂತ್ರಿ ಅವದತ್ ಯತ್ ಪಿಎಂ ಸ್ವನಿಧಿ ಯೋಜನಾ ಮಾಧ್ಯಮೇನ ಲಕ್ಷಶಃ ಮಹಿಳಾ ನೂತನಂ ಸಾಮರ್ಥ್ಯಂ ಪ್ರಾಪ್ನುವಂತಿ. ಸಹ ಅಕಥಯತ್ ಯತ್ ಮಹಿಳಾ ಸಶಕ್ತೀಕರಣಸ್ಯ ಅಸ್ಮಿನ್ ಉಪಕ್ರಮೆ ಯಾವತಿ ಚರ್ಚಾ ಭವೇತ್ ತಾವತಿ ನ ದೃಶ್ಯತೆ. ಶ್ರೀಮೋದಿನಾ ಸ್ಪಷ್ಟೀಕೃತಂ ಯತ್ ಪಿಎಂ ಸ್ವನಿಧಿ ಯೋಜನಾಯಾಃ ಲಾಭಾರ್ಥಿಷು ಪ್ರಾಯಃ ಷಟ್ಚತ್ವಾರಿಂಶತ್ ಪ್ರತಿಶನ್ಮಿತಾಃ ಮಹಿಳಾಃ ಸಂತಿ. ಸಂಸ್ಕೃತ ವಾರ್ತಾಯಾಃ ಸಂಸ್ಕರಣಮಿದಂ ಇದಾನಿಂ ಆಕಾಶವಾಣಿತಃ ಪ್ರಸಾರ್ಯತೆ. ಸಮಮೇವ ಅಯಂ ಕಾರ್ಯಕ್ರಮಃ ಆಕಾಶವಾಣ್ಯಾಃ ಅಂತರ್ಜಾಲ ಪಟಲೆ www.newsonair.gov.in ಇತ್ಯತ್ರ ಅಥ ನ್ಯೂಸ್ ಆನ್ ಎಐಆರ್ ಚಲದೂರಭಾಷೀಯ ತಂತ್ರಾಂಶೆ ಅಪಿ ಸಮುಪಲಬ್ಧೋ ಭವಿಷ್ಯತಿ. ಪ್ರಧಾನಮಂತ್ರಿ ಪ್ರೋಕ್ತವಾನ್ ಯತ್ ಸ್ವಚ್ಛತಾಯಾಂ ಬಹವೋ ಗುಣಾಃ ಭವಂತಿ. ಸಹ ಅವದತ್ ಯತ್ ಯದಾ ಕಸ್ಯಚಿತ್ ಸ್ಥಾನಸ್ಯ ಸ್ವಚ್ಛತಾ ಸಂಕಲ್ಪಃ ಜನಸಾಮಾನ್ಯಸ್ಯ ಸ್ವಕೀಯ ಸಂಕಲ್ಪಃ ಭವತಿ ತದಾ ಸಹ ತಸ್ಯ ಸ್ಥಾನಸ್ಯ ಸಮಗ್ರ ಸ್ವರೂಪಮೇವ

0: परिवर्तयति।
1: देश के अलग अलग हिस्सों में स्वच्छता के लिए ऐसे प्रयास हमें निरंतर प्रेरणा देते हैं। उत्तर प्रदेश के रामपुर में एक गांव है पटवाई, वहाँ आकाश और रोहन नाम के दो दोस्तों ने देखा कि उनके आसपास का इलाका गंदगी से भर गया है। बस फिर क्या था, आकाश और रोहन ने कचरे के बैग उठाए और सफाई के लिए निकल पड़े। धीरे धीरे दूसरे युवा भी उनके साथ जुड़ने लगे, एक टीम भी बन गई जिसका नाम है क्लीनअप पटवाई। ये युवा अब तक 4 गंगा घाटों को साफ कर चुके हैं।
0: श्री मोदी अवदत् यत् अद्य देशस्य कन्यानां स्वप्नाः भूमेः आरभ्य अन्तरिक्षं यावत् विस्तीर्णाः। सः असूचयत् यत् भारतं समग्र विश्वस्मात् सहस्रशः कन्याः एकत्र आनयति, याः एतादृशान् स्वप्नान् पश्यन्ति। प्रधानमन्त्रिणा प्रतिपादितं यत् अस्य उपक्रमस्य नाम मिशन शक्ति सेट इत्यस्ति, येन 80% देशानां 12,000 छात्राः नूतनोन्मेष क्षेत्रे उपग्रह प्रौद्योगिकीं ज्ञातुम् अवसरं प्राप्नुवन्ति। प्रधानमन्त्री मुंबई नगरस्थेन कृष्ण शेषाद्री इत्यमुना सह सम्भाषणम् अकरोत्, येन www.bharatrajya.com इति एकं विशिष्टं वेबफलकं निर्मितम्। अनेन वेबफलकेन कस्यापि वर्षस्य चयनेन जनाः सहजतया ज्ञातुं शक्नुवन्ति यत् तस्मिन् काले भारतस्य कस्मिन् भागे कस्य शासकस्य शासनमासीत्। श्रीमोदी अवदत् यत् अस्मिन् वर्षे वन्दे मातरम् इति गीतस्य 150वीं जयन्ती वर्तते, अतः इदं वर्षम् इतोप्यधिकं विशिष्टं महत्त्वमावहति।
1: तिरंगे का ये उत्सव केवल भारत तक ही सीमित नहीं रहा। इस साल सूर्यपथ तिरंगा के जरिए हमारा तिरंगा दुनिया भर की एक अनोखी यात्रा पर निकला। फिजी के सुवा में सूरज की पहली किरण के साथ तिरंगा फहराया गया। इसके बाद एशिया, अफ्रीका, यूरोप और फिर अमेरिका के सैन फ्रांसिस्को तक इंडियन मिशंस और पोस्ट पर तिरंगा लहराता गया। आप कल्पना कर सकते हैं ये दृश्य कितने अद्भुत रहे होंगे।
0: मध्य नेपाले आकस्मिक जल प्रलयेन मृतानां संख्या समेध्य 68-70% संवृत्ता, अद्यापि मृतवपुंसि सम्प्राप्यन्ते। अस्यां घटनायां 2,500 जनाः विलुप्ताः सन्ति। संकटस्य पंचमे दिने सहायोद्धार कर्मचारिणः द्रुतगत्या विलुप्तानां अन्वेषणाय कार्यं कुर्वन्ति। महिलानां एशिया चषक 20-20 क्रिकेट चषक श्रृंखलायां अद्य भारतीय महिला दलं थाईलैंड दलेन सह क्रीडिष्यति। इयं स्पर्धा दुबई नगरे भविष्यति। भारतीय समयानुसारेण रात्रौ 8:30 स्पर्धा आरप्स्यते। दलनायिकायाः हरमनप्रीत कौर इत्यस्याः नेतृत्वे भारतं प्रतियोगितायां स्वस्य अभियानस्य आरम्भं करिष्यति। इति वार्ताः।
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು.
3: ವಿಜ್ಞಾನದ ಮುನ್ನಡೆ, ಸಂಶೋಧನಾ ಸಾಗರದ ಅಲೆಗಳ ಮೊರೆತ. ಗಣಿಗಾರಿಕೆಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿಮತ್ತೆಯ ಬಳಕೆ. ಗಣಿಗಾರಿಕೆ ಅಂದ್ರೆ ಮತ್ತೇನೂ ಅಲ್ಲ, ಭೂಮಿಯಲ್ಲಿ ಅಡಕವಾಗಿರುವಂತಹ ಅನೇಕ ಖನಿಜಗಳು, ಅದಿರುಗಳು, ಕಲ್ಲುಗಳನ್ನ ಹೊರತೆಗೆಯುವಂತಹ ಪ್ರಕ್ರಿಯೆ. ಸರಳವಾಗಿ ಹೇಳಬೇಕು ಅಂದ್ರೆ, ನಮ್ಮ ಮನೆಯಲ್ಲಿ ಬಳಸುವಂತಹ ಸ್ಟೀಲ್ ಪಾತ್ರೆ, ಲೋಟ, ತಟ್ಟೆಯನ್ನ ತಯಾರಿಸಬೇಕು ಅಂದ್ರೆ ಭೂಮಿಯ ಕೆಲವು ಪ್ರದೇಶಗಳಲ್ಲಿ ಅಡಕವಾಗಿರುವಂತಹ ಕಬ್ಬಿಣದ ಅದಿರನ್ನ ಹೊರಗೆ ತೆಗೆದು ಪುಡಿ ಮಾಡಿ ಅತ್ಯಂತ ಹೆಚ್ಚಿನ ಉಷ್ಣತೆಯನ್ನ ಕಾಯಿಸಿ ಶುದ್ಧ ಕಬ್ಬಿಣದ ಲೋಹವನ್ನ ಪಡೆಯಲಾಗುತ್ತೆ. ನಂತರ ಆ ಲೋಹದ ಜೊತೆಗೆ ಕಾರ್ಬನ್, ನಿಕೆಲ್, ಕ್ರೋಮಿಯಂನಂತಹ ಇತರ ಅಂಶಗಳನ್ನ ಸೇರಿಸಿ ಸ್ಟೀಲ್ ಪಾತ್ರೆಯನ್ನ ತಯಾರಿಸಲಾಗುತ್ತೆ. ಗಣಿಗಾರಿಕೆಗೆ ಇದೊಂದು ಉದಾಹರಣೆಯಷ್ಟೇ. ಚಿನ್ನ, ಡೈಮಂಡ್, ಪ್ಲಾಟಿನಂ ಲೋಹಗಳ ಕಟ್ಟಡಗಳ ನಿರ್ಮಾಣಕ್ಕೆ ಅತ್ಯಗತ್ಯವಾಗಿ ಬೇಕಾಗಿರುವ ಜಲ್ಲಿ, ಕಲ್ಲು, ಮರಳು, ಸಿಮೆಂಟ್, ಗ್ರಾನೈಟ್, ಔಷಧ ತಯಾರಿಕೆಗೆ ಬೇಕಾದ ಕಚ್ಚಾ ವಸ್ತುಗಳು ಅಷ್ಟೇ ಯಾಕೆ, ಕಂಪ್ಯೂಟರ್, ಲ್ಯಾಪ್ಟಾಪ್, ಮೊಬೈಲ್ಗಳ ತಯಾರಿಕೆಗೆ ಬೇಕಾದ ಅನೇಕ ಲೋಹಗಳು, ಚಿಪ್ಗಳ ತಯಾರಿಕೆಗೆ ಬೇಕಾದ ಸಿಲಿಕಾನ್ ಅಂಶವು ಗಣಿಗಾರಿಕೆಯ ಉತ್ಪನ್ನಗಳೇ. ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸುವಂತಹ ಗಣಿಗಾರಿಕೆ ಕ್ಷೇತ್ರವು ಲಾಭದಾಯಕವಾದಂತಹ ಉದ್ಯಮಗಳಲ್ಲಿ ಒಂದಾಗಿದ್ರೂ ಸಹ ನಿರಂತರವಾಗಿ ಬಂಡವಾಳ ಮೂಲಸೌಕರ್ಯಗಳನ್ನು ರೂಪಿಸುವುದು ಗಣಿ ಕಾರ್ಮಿಕರ ಆರೋಗ್ಯ ಮತ್ತು ಸುರಕ್ಷತೆ ಹಾಗೂ ಪ್ರಮುಖವಾಗಿ ಗಣಿಗಾರಿಕೆಯಿಂದ ಪರಿಸರದ ಮೇಲೆ ಉಂಟಾಗುವಂತಹ ಪರಿಣಾಮಗಳ ಕುರಿತು ಕಾಳಜಿ ಮತ್ತು ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಲ್ಲಿ ಅನೇಕ ಸವಾಲುಗಳನ್ನು ಎದುರಿಸ್ತಾ ಇದೆ. ಸರ್ಫೇಸ್ ಮೈನಿಂಗ್ ಇರಬಹುದು, ಅಂಡರ್ಗ್ರೌಂಡ್ ಮೈನಿಂಗ್ ಇರಬಹುದು ಮತ್ತು ಪ್ಲೇಸರ್ ಮೈನಿಂಗ್ ಸೇರಿದಂತೆ ಎಲ್ಲ ಬಗೆಯ ಗಣಿಗಾರಿಕೆಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಬಳಸಿದರೆ ಒಂದಷ್ಟು ಸವಾಲುಗಳನ್ನು ಸುಲಭವಾಗಿ ಎದುರಿಸಬಹುದು ಎನ್ನುತ್ತೆ ಸಂಶೋಧನೆ. ನೋಡಿ, ಮನುಷ್ಯ ತನ್ನದೇ ಬುದ್ಧಿಮತ್ತೆಯಿಂದ ಯಂತ್ರಗಳ ಬಳಿ ಕೆಲಸ ಮಾಡಿಸಲು ಕೃತಕ ಬುದ್ಧಿಮತ್ತೆಯನ್ನ ಇಂದು ಎಲ್ಲ ಕ್ಷೇತ್ರಗಳಲ್ಲಿಯೂ ಅಳವಡಿಸಿಕೊಳ್ತಾ ಇದ್ದಾನೆ. ಗಣಿಗಾರಿಕೆಯೂ ಕೂಡ ಇದರಿಂದ ಹೊರತಾಗಿಲ್ಲ. ಹಾಗಾದ್ರೆ ಗಣಿಗಾರಿಕೆಯ ಯಾವ ಕ್ಷೇತ್ರದಲ್ಲಿ ಹೇಗೆಲ್ಲ ಕೃತಕ ಬುದ್ಧಿಮತ್ತೆಯನ್ನ ಬಳಸಿಕೊಳ್ಬಹುದು ಅಂತೀರಾ? ಯಾವುದೇ ಒಂದು ಗಣಿಗಾರಿಕೆಯ ಯೋಜನೆಯ ಪ್ರಮುಖ ಜೀವಾಳವೇ ಕಲ್ಲನ್ನ ಕೊರೆಯುವುದು ಮತ್ತು ಡೈನಮೈಟ್ನಂತಹ ಸ್ಫೋಟಕಗಳ ಸಹಾಯದಿಂದ ಆ ಕಲ್ಲನ್ನ ಸಿಡಿಸುವಂತಹದ್ದು. ಮೊದಲು ಕಲ್ಲುಗಳಲ್ಲಿ ಸಣ್ಣ ರಂಧ್ರಗಳನ್ನು ಮಾಡ್ತೀವಿ, ಅವುಗಳಲ್ಲಿ ಸ್ಫೋಟಕಗಳನ್ನು ತುಂಬ್ತೀವಿ. ಹೀಗೆ ಮ್ಯಾನ್ಯುಯಲ್ ಆಗಿ ಸಿಡಿಸೋದ್ರಿಂದ ಗಟ್ಟಿಯಾದ ಕಲ್ಲಿನ ಮೇಲ್ಮೈ ಮತ್ತು ಅವುಗಳ ರಚನೆಯಲ್ಲಿ ಬಿರುಕುಗಳು ಬಿಟ್ಕೊಳ್ಳುವಂತಹ ಸಾಧ್ಯತೆ ಹೆಚ್ಚು. ಹಾಗಾಗಿ ಕೈಯಾರೆ ಮಾಡುವ ಇಂತಹ ಕೆಲಸಗಳ ಬದಲಾಗಿ ಆಟೋಮೇಟೆಡ್ ಡ್ರಿಲ್ಲರ್ಗಳನ್ನು ಬಳಸಬಹುದು ಮತ್ತು ಗಣಿ ಜಾಗಗಳ ಸರ್ವೆ ಮಾಡುವಂತಹ ಸಮಯದಲ್ಲಿ ಡ್ರೋನ್ಗಳ ಬಳಕೆಯನ್ನು ಮಾಡಿದಾಗ ಅಪಾಯಕಾರಿ ಸ್ಥಳಗಳಿಗೆ ಮನುಷ್ಯ ಹೋಗುವ ಸಂಭವವಿರುವುದಿಲ್ಲ ಮತ್ತು ಕ್ಯಾಮೆರಾಗಳ ಸಹಾಯದಿಂದ ನಿಖರವಾಗಿ ಅಳತೆಯನ್ನು ಪಡೆಯಬಹುದು. ಆಳವಾದ ಗಣಿಗಾರಿಕೆಯಲ್ಲಿ ದೂರ ನಿಯಂತ್ರಿತ ಅಥವಾ ಅರ್ಧ ಸ್ವಯಂಚಾಲಿತ ಅಥವಾ ಸಂಪೂರ್ಣ ಸ್ವಯಂಚಾಲಿತ ರೋಬಾಟ್ಗಳನ್ನು ಅಳವಡಿಸಿಕೊಳ್ಳೋದ್ರಿಂದ ಛಾವಣಿ ಕುಸಿತ, ಅಪಾಯಕಾರಿ ಮತ್ತು ಸುಲಭವಾಗಿ ದಹಿಸಬಲ್ಲ ಅನಿಲಗಳ ಸೋರುವಿಕೆಯಂತಹ ಸಂಭವನೀಯ ದುರಂತಗಳನ್ನು ಕೂಡ ತಪ್ಪಿಸಬಹುದು. ಈ ಇಂಟರ್ನೆಟ್ ಆಫ್ ಥಿಂಗ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗಳ ಸಹಾಯದಿಂದ ತಯಾರಿಸಿದಂತಹ ಸೆನ್ಸರ್ಗಳ ಸಹಾಯದಿಂದ ಗಣಿಗಾರಿಕೆ ಜಾಗದ ಸುತ್ತಮುತ್ತಲಿನ ಪರಿಸರದಲ್ಲಾಗುವ ಧೂಳು, ಉಷ್ಣತೆ, ಒತ್ತಡ ಇನ್ನು ಮುಂತಾದ ಅಂಶಗಳನ್ನು ಸುಲಭವಾಗಿ ಮತ್ತು ನಿಖರವಾಗಿ ಅಧ್ಯಯನ ನಡೆಸಬಹುದು. ಇನ್ನು ಗಣಿಯಲ್ಲಿ ಕೆಲಸ ಮಾಡುವ ಕಾರ್ಮಿಕರ ಹಿತದೃಷ್ಟಿಯಿಂದ ಎಐ ಬಳಸಿದ ಪರ್ಸನಲ್ ಕೇರ್ ಇಕ್ವಿಪ್ಮೆಂಟ್ಸ್ ಬಳಸೋದ್ರಿಂದ ಅವರ ಸಂಪೂರ್ಣ ಆರೋಗ್ಯದ ಮಾಹಿತಿಯನ್ನು ಪಡೆಯುತ್ತಾ ಇರಬಹುದು. ಇದರಿಂದ ಯಾವುದೇ ಕಾರ್ಮಿಕನ ಮೇಲೆ ಸಂಭವಿಸಬಹುದಾದ ಅಪಾಯದ ವಿರುದ್ಧ ತ್ವರಿತ ಎಚ್ಚರಿಕೆ ನೀಡಲು ಮತ್ತು ಸೂಕ್ತ ಕ್ರಮ ಕೈಗೊಳ್ಳಲು ಸಹಾಯ ಮಾಡುತ್ತದೆ. ಇನ್ನು ಖನಿಜಗಳನ್ನು ಸಾಗಣೆ ಮಾಡುವ ವಾಹನಗಳಿಗೆ ಜಿಪಿಎಸ್ ಟ್ಯಾಗ್ಗಳನ್ನು ಅಳವಡಿಸುವುದರ ಮೂಲಕ ಅಕ್ರಮ ಸಾಗಾಣಿಕೆಯನ್ನು ಕೂಡ ತಡೆಗಟ್ಟಬಹುದು. ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ.
4: ಕಾರ್ಯಕ್ರಮ ನಿರ್ಮಾಣ ರೋಸ್ಲಿಂಡ್ ಮ್ಯಾಥ್ಯೂ.
2: ದೀಪಾ ಎಂಬಿ ಅವರಿಂದ ವಿಜ್ಞಾನದ ಮುನ್ನಡೆ ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು. ಕಾಣೆಯಾದವರ ಕುರಿತು ಪ್ರಕಟಣೆಗಳು. ಕುಮಾರಿ ಲಕ್ಕಿಪ್ರಿಯಾ ಎಂಬ 17 ವರ್ಷದಾಕೆ ತಾವರೆಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಇದೇ ತಿಂಗಳ 10ನೇ ತಾರೀಖಿನಿಂದ ಕಾಣೆಯಾಗಿದ್ದಾರೆ. ಇವರು ಸುಮಾರು 4 ಅಡಿ ಎತ್ತರವಿದ್ದು ದುಂಡು ಮುಖ, ಗೋಧಿ ಮೈಬಣ್ಣ, ಸಾಧಾರಣ ಮೈಕಟ್ಟು ಹೊಂದಿದ್ದು ಹಿಂದಿ ಮತ್ತು ಒಡಿಸ್ಸಾ ಭಾಷೆಯನ್ನು ಬಲ್ಲವರಾಗಿದ್ದಾರೆ. ರುಕ್ಮಿಣಿ ಎಂಬ 48 ವರ್ಷದಾಕೆ ಇದೇ ತಿಂಗಳ 16ನೇ ತಾರೀಖಿನಿಂದ ತಾವರೆಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿದ್ದಾರೆ. ಇವರು ಸುಮಾರು 4.5 ಅಡಿ ಎತ್ತರವಿದ್ದು ಕೋಲುಮುಖ, ಎಣ್ಣೆಗೆಂಪು ಮೈಬಣ್ಣ, ಸಾಧಾರಣ ಮೈಕಟ್ಟು ಹೊಂದಿದ್ದು ಕನ್ನಡ ಭಾಷೆಯನ್ನು ಮಾತ್ರ ಬಲ್ಲವರಾಗಿದ್ದಾರೆ. ನಂಜುಂಡಪ್ಪ ಎಂಬ 44 ವರ್ಷದಾತ ತಾವರೆಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಇದೇ ತಿಂಗಳ 20ನೇ ತಾರೀಖಿನಿಂದ ಕಾಣೆಯಾಗಿದ್ದಾರೆ. ಇವರು ಸುಮಾರು 5.1 ಅಡಿ ಎತ್ತರವಿದ್ದು ಕೋಲುಮುಖ, ಎಣ್ಣೆಗೆಂಪು ಮೈಬಣ್ಣ, ಸಾಧಾರಣ ಮೈಕಟ್ಟು ಹೊಂದಿದ್ದು ಕನ್ನಡ ಭಾಷೆಯನ್ನು ಮಾತ್ರ ಬಲ್ಲವರಾಗಿದ್ದಾರೆ. ಇವರುಗಳ ಬಗ್ಗೆ ಸುಳಿವು ಸಿಕ್ಕಲ್ಲಿ ಹತ್ತಿರದ ಯಾವುದೇ ಪೊಲೀಸ್ ಠಾಣೆ ಅಥವಾ ಪೊಲೀಸ್ ಕಂಟ್ರೋಲ್ ರೂಮ್ಗೆ ತಿಳಿಸಬೇಕಾಗಿ ಕೋರಲಾಗಿದೆ. ಕಾಣೆಯಾದವರ ಕುರಿತು ಪ್ರಕಟಣೆ ಕೇಳಿದಿರಿ.

0: ಸಮಯ 6:37 ಮೊದಲಿಗೆ ಪ್ರಕಟಣೆಗಳು, ನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ ಕೇಳುವಿರಿ.
1: ಎಲ್ಲಿದ್ದೀಯಾ?
2: ಮಗಳ ಹೊಸ ಅಕೌಂಟ್ ಮತ್ತೆ ನನ್ನ KYC ಅಪ್ಡೇಟ್.
1: ಇದಂತೂ ತಕ್ಷಣದ ಕೆಲಸ ಕಣೋ.
2: ಅದೇ ಹಾಗೆ,
1: ಒಂದ್ ವೇಳೆ KYC ಡೀಟೇಲ್ಸ್ ನಲ್ಲಿ ಚೇಂಜ್ ಇಲ್ಲ ಅಂದ್ರೆ, ಅಥವಾ ಬರೀ ವಿಳಾಸ ಬದಲಾಗಿದ್ರೆ, ರಿಜಿಸ್ಟರ್ಡ್ ಇಮೇಲ್, ಮೊಬೈಲ್, ಆನ್ಲೈನ್ ಅಥವಾ ಪತ್ರದ ಮೂಲಕ ಸೆಲ್ಫ್ ಡಿಕ್ಲರೇಷನ್ ಕೊಟ್ಬಿಡು.
2: ಮತ್ತೆ ಉಳಿದ ಚೇಂಜಸ್?
1: ಮನೆಯಿಂದಲೇ ವಿಡಿಯೋ KYC ಅಥವಾ ಆಧಾರ್ OTP ಬೇಸ್ಡ್ eKYC ಮೂಲಕ ಕೇವಲ ಬ್ಯಾಂಕ್ ಆಥೋರೈಸ್ಡ್ ಚಾನೆಲ್ಸ್ ನಿಂದ.
2: ಇದಂತೂ ನೂಡಲ್ಸ್ ತಯಾರಿಸಿದಷ್ಟೇ ಸುಲಭ.
1: RBI ಹೇಳುತ್ತೆ,
3: KYC ಸುರಕ್ಷಿತ ಬ್ಯಾಂಕಿಂಗ್ ಕಡೆಗೆ ಮೊದಲ ಹೆಜ್ಜೆ.

0: UPI has made payments easier in villages and small towns. Nearly 60% of UPI payments are below 500 rupees. And one in every two digital payments globally is now made in India.
1: Street vendor se lekar aapki gaadi ke showroom tak aapki sari payment sirf ek QR code scan karke ho jati hai.
0: 10 years of UPI. Digital, self-reliant, worry-free.
2: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
3: My bank is always with me. By the time I wake up, it's already taking care of my deposits. When the customers keep me busy, it takes care of the cash counter. Even in the middle of the night, it wakes me up to say, "Madam, we have received the payment from Lakshmi Fruit Store." With a Jan Dhan bank account, I have insurance, pension, DBT, all banking services right at my fingertips.
4: In 12 years, 59 crore Jan Dhan accounts have been opened, of which 56% are held by women. 12 years of PM Jan Dhan Yojana. More savings, more opportunities.
5: ಹಿರಿಯರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ರಾಜ್ಯದ ರೈಲ್ವೆ ವಿದ್ಯುದೀಕರಣ ಕಾರ್ಯ ವರ್ಷಾಂತ್ಯದೊಳಗೆ ಪೂರ್ಣ, ಕೇಂದ್ರ ಸಚಿವ ವಿ ಸೋಮಣ್ಣ. ಗೃಹಲಕ್ಷ್ಮಿ ಯೋಜನೆ, ಕುಟುಂಬದ ಅಗತ್ಯಗಳ ನಿರ್ವಹಣೆಗೆ ಮಹಿಳೆಯರಿಂದ ನೆರವಿನ ಬಳಕೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಪಿಎಂ ಸ್ವನಿಧಿಯಿಂದ ಆರ್ಥಿಕ ಸ್ವಾವಲಂಬನೆ, ಮನದ ಮಾತಿನಲ್ಲಿ ಪ್ರಧಾನಿ ಪ್ರಸ್ತಾಪ. ಫಲಾನುಭವಿ ನಿಂಗಮ್ಮ ಸಂತಸ. ಸಚಿವ ಸ್ಥಾನಕ್ಕೆ ಬಿ ನಾಗೇಂದ್ರ ರಾಜೀನಾಮೆ, ರಾಜ್ಯಪಾಲರ ಅಂಗೀಕಾರ. ಹಾಗೂ ಮೈಸೂರು ದಸರಾ ಸಿದ್ಧತೆ, ಗಜಪಡೆ ತೂಕ ಪರೀಕ್ಷೆ ನಂತರ ತಾಲೀಮು ಆರಂಭ. ರಾಜ್ಯದಲ್ಲಿ ರೈಲ್ವೆ ವಿದ್ಯುದೀಕರಣ ಕಾರ್ಯವನ್ನು ಈ ವರ್ಷಾಂತ್ಯದ ಒಳಗೆ ಪೂರ್ಣಗೊಳಿಸಲಾಗುವುದು ಎಂದು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ. ಚಿತ್ರದುರ್ಗ ನಗರದ ರೈಲ್ವೆ ನಿಲ್ದಾಣದ ಬಳಿ ಸುಮಾರು 32.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಲಿರುವ ಲೆವೆಲ್ ಕ್ರಾಸಿಂಗ್ ಮೇಲ್ಸೇತುವೆ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು. ಕರ್ನಾಟಕದಲ್ಲಿ ರೈಲ್ವೆ ಮೂಲಸೌಕರ್ಯ ಅಭಿವೃದ್ಧಿಗಾಗಿ ಕೇಂದ್ರ ಸರ್ಕಾರ 52,000 ಕೋಟಿ ರೂಪಾಯಿ ಹಣ ನೀಡಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಮುಂದಿನ 10 ತಿಂಗಳಲ್ಲಿ ಒಟ್ಟು 33 ರೈಲ್ವೆ ಮೇಲ್ಸೇತುವೆ ಹಾಗೂ ಕೆಳ ಸೇತುವೆ ಕಾಮಗಾರಿಗಳನ್ನು ಪೂರ್ಣಗೊಳಿಸಲಾಗುವುದು ಎಂದು ಅವರು ಹೇಳಿದರು. ತುಮಕೂರು ಚಿತ್ರದುರ್ಗ ದಾವಣಗೆರೆ ನೂತನ ರೈಲ್ವೆ ಮಾರ್ಗ ಕಾಮಗಾರಿಯನ್ನು ಮುಂದಿನ 1.5 ವರ್ಷದಲ್ಲಿ ಪೂರ್ಣಗೊಳಿಸುವ ಗುರಿ ಹೊಂದಲಾಗಿದೆ. ಈ ಮಾರ್ಗದಿಂದ ಬೆಂಗಳೂರಿಗೆ ಪ್ರಯಾಣಿಸುವ ಅವಧಿಯಲ್ಲಿ 1.5 ಗಂಟೆ ಸಮಯ ಹಾಗೂ 60 ಕಿಲೋಮೀಟರ್ಗೂ ಹೆಚ್ಚು ದೂರ ಉಳಿತಾಯವಾಗಲಿದೆ ಎಂದು ಸಚಿವರು ತಿಳಿಸಿದರು. 3,340 ಕೋಟಿ ರೂಪಾಯಿ ವೆಚ್ಚದ ಬಳ್ಳಾರಿ ಚಿಕ್ಕಜಾಜೂರು 180 ಕಿಲೋಮೀಟರ್ ಜೋಡಿ ರೈಲ್ವೆ ಮಾರ್ಗ ಕಾಮಗಾರಿ ಟೆಂಡರ್ ಹಂತದಲ್ಲಿ ಇದೆ ಎಂದು ಸೋಮಣ್ಣ ವಿವರಿಸಿದರು. ಜಲಜೀವನ್ ಮಿಷನ್ ಮೂಲಕ ದೇಶದ 19 ಕೋಟಿ ಗ್ರಾಮೀಣ ಕುಟುಂಬಗಳಿಗೆ ಕುಡಿಯುವ ನೀರಿನ ನಲ್ಲಿ ಸಂಪರ್ಕ ಕಲ್ಪಿಸಲಾಗಿದೆ. ಚಿತ್ರದುರ್ಗದ ಭದ್ರಾ ಮೇಲ್ದಂಡೆ ಯೋಜನೆ ಸೇರಿದಂತೆ ಪ್ರಮುಖ ನೀರಾವರಿ ಯೋಜನೆಗಳನ್ನು ಆದ್ಯತೆಯ ಮೇರೆಗೆ ಪೂರ್ಣಗೊಳಿಸಲಾಗುವುದು ಎಂದು ಸಚಿವ ಸೋಮಣ್ಣ ಸ್ಪಷ್ಟಪಡಿಸಿದರು. ಕಾರ್ಯಕ್ರಮದಲ್ಲಿ ಸಂಸದ ಗೋವಿಂದ ಕಾರಜೋಳ, ಶಾಸಕ ವೀರೇಂದ್ರ ಪಪ್ಪಿ ಉಪಸ್ಥಿತರಿದ್ದರು. ಗೃಹಲಕ್ಷ್ಮಿ ಯೋಜನೆಯ ನೆರವನ್ನು ಬಹುತೇಕ ಫಲಾನುಭವಿಗಳು ತಮ್ಮ ಕುಟುಂಬದ ಅಗತ್ಯಗಳನ್ನು ಪೂರೈಸಿಕೊಳ್ಳಲು ಬಳಸುತ್ತಿದ್ದಾರೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಅವರು ಗೃಹಲಕ್ಷ್ಮಿ ಯೋಜನೆಗೆ 3 ವರ್ಷ ತುಂಬಿದ ಸಂದರ್ಭದಲ್ಲಿ ಇಂದು ನೀಡಿದ ಸಂದೇಶದಲ್ಲಿ ಯೋಜನೆಯಡಿ ಇದುವರೆಗೆ 76,500 ಕೋಟಿ ರೂಪಾಯಿಗೂ ಅಧಿಕ ಆರ್ಥಿಕ ನೆರವನ್ನು ನೇರವಾಗಿ ಮಹಿಳೆಯರ ಖಾತೆಗೆ ವರ್ಗಾಯಿಸಲಾಗಿದೆ. 1,20,00,000ಕ್ಕೂ ಅಧಿಕ ಮಹಿಳೆಯರು ಯೋಜನೆಯ ಫಲಾನುಭವಿಗಳಾಗಿದ್ದಾರೆ ಎಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಆಕಾಶವಾಣಿಯ ಮೂಲಕ ಮಾಡಿದ ಮನ್ ಕಿ ಬಾತ್ ಭಾಷಣದಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಪಿಎಂ ಸ್ವನಿಧಿ ಫಲಾನುಭವಿಗಳಲ್ಲಿ ಸುಮಾರು 46%ರಷ್ಟು ಮಹಿಳೆಯರೇ ಇದ್ದಾರೆ. ದೇಶಾದ್ಯಂತ ಸುಮಾರು 35,00,000 ಮಹಿಳೆಯರು ಈ ಯೋಜನೆಯಡಿ ನೆರವು ಪಡೆದು ತಮ್ಮ ವ್ಯಾಪಾರವನ್ನು ವಿಸ್ತರಿಸಿಕೊಳ್ಳುತ್ತಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಬೆಂಗಳೂರಿನ ಟಿಎಸ್ ನಿಂಗಮ್ಮ ಅವರ ಉದಾಹರಣೆ ಕೂಡ ಸ್ಫೂರ್ತಿದಾಯಕವಾಗಿದೆ. ನಿಂಗಮ್ಮ ಪತಿಯ ಜೊತೆಗೂಡಿ ಇಡ್ಲಿ, ದೋಸೆ ಮತ್ತು ಸಾಂಬಾರ್ ಮಾರಾಟ ಮಾಡುವ ಸಣ್ಣ ಕೆಲಸ ಆರಂಭಿಸಿದ್ದರು. ವ್ಯಾಪಾರ ಬೆಳೆಸಲು ಆ ಸಂದರ್ಭದಲ್ಲಿ ಹಣದ ಅಗತ್ಯವಿತ್ತು. ಅವರು ಪಿಎಂ ಸ್ವನಿಧಿ ಮೂಲಕ ಬೆಂಬಲ ಪಡೆದು ತಳ್ಳುವ ಗಾಡಿಯನ್ನು ಉತ್ತಮಪಡಿಸಿಕೊಂಡು ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಿಕೊಂಡಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ನಿಂಗಮ್ಮ ಪಿಎಂ ಸ್ವನಿಧಿ ನೆರವಿನಿಂದ ಸ್ವಾವಲಂಬಿಯಾದ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ.
1: ನಾವು ಬೇರೆ ಕಡೆ ಎಲ್ಲ 10,000 ದುಡ್ಡು ಬೇಕು ಅಂದ್ರೆ 8%, 3% ಬಡ್ಡಿ ತಗೊಂತಾರೆ. ಸ್ವನಿಧಿಯಿಂದ ನಮ್ಗೆ ಬಡ್ಡಿ ಇಲ್ಲ, ಏನಿಲ್ಲ. ಆಧಾರ್ ಕಾರ್ಡು, ಪಾಸ್ಬುಕ್ ಕೊಟ್ಟಿದ್ದೀವಿ ಅಷ್ಟೇ, ಪ್ಯಾನ್ ಕಾರ್ಡ್ ಕೊಟ್ಟಿದ್ದೀವಿ. ಅದರಿಂದ ನಮಗೆ ಬ್ಯಾಂಕ್ನವರು ಲೋನ್ ಕೊಟ್ಟಿದ್ದಾರೆ. ಸ್ವನಿಧಿ ಲೋನ್ ತಗೊಂಡ್ಮೇಲೆ ನಮ್ಗೆ ಅಭಿವೃದ್ಧಿ ಆಗಿದೆ. ನಮಗೆ ಬೆಳಿಗ್ಗೆ ಅಪ್ಲೈ ಮಾಡಿದ್ರೆ ನಾಳೆ ಬೆಳಿಗ್ಗೆ ಅಷ್ಟೊಂದು ಅಮೌಂಟು ಹಾಕಿರ್ತಾರೆ ಅಕೌಂಟ್ಗೆ. ಫಸ್ಟು 10,000 ತಗೊಂಡ್ವಿ, ಕ್ಲಿಯರ್ ಆದ್ಮೇಲೆ 20 ತಗೊಂಡ್ವಿ. 20 ಕ್ಲಿಯರ್ ಆದ್ಮೇಲೆ 50 ತಗೊಂಡು ಕ್ಲಿಯರ್ ಆಗಿ 10,000ಕ್ಕೆ 9 ತಿಂಗಳು ಟೈಮ್ ಕೊಟ್ಟಿದ್ರು, 20,000ಕ್ಕೆ 12 ತಿಂಗಳು ಟೈಮ್ ಕೊಟ್ಟಿದ್ರು. ಅದು EMI ತರ ಅವರೇ ಬ್ಯಾಂಕಲ್ಲಿ ಕಟ್ ಮಾಡ್ಕೊತಾ ಇದ್ರು.
0: ಪ್ರಧಾನಮಂತ್ರಿಯವರು ಮನದ ಮಾತಿನಲ್ಲಿ ಚಿಕ್ಕಮಗಳೂರಿನ ರೈತರು ಕೈಗೊಂಡಿರುವ ಕಾಫಿ ತೋಟದ ಮಧ್ಯೆ ಅವಕಾಡೋ ಕೃಷಿ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿರುವ ಬಗ್ಗೆ ಕೃಷಿಕ ಗುರುವೇಶ್ ಸಂತೋಷ ವ್ಯಕ್ತಪಡಿಸಿದ್ದಾರೆ.
2: ಚಿಕ್ಕಮಗಳೂರು ಸಮೀಪದಲ್ಲಿ ನಮ್ಮ ತೋಟ ಇದೆ. ಕಾಫಿ, ಏಲಕ್ಕಿ, ಮೆಣಸು ಜೊತೆಗೆ ಬೆಣ್ಣೆ ಹಣ್ಣಿನ ಗಿಡಗಳು ಇದಾವೆ. ಏನು ಇವತ್ತು ಪ್ರಧಾನಮಂತ್ರಿಯವರು ಹೇಳಿದ್ದಾರೆ ಬಟ್ಟರ್ಪುಟ್ಟು, ಅದು ನಿಜವಾಗಲೂ ರೈತರಿಗೆ ಹಣಕಾಸಿನ ವ್ಯವಸ್ಥೆಯನ್ನು ಸುಧಾರಿಸುವಂತಹ ಹಣ್ಣಿನ ಗಿಡ. ಈ ಬೆಣ್ಣೆ ಹಣ್ಣನ್ನು ಬೆಳೆದ್ರೆ, ಯಾಕೆಂದ್ರೆ ನಾವು ಇರೋ ಸ್ಥಳ ಪ್ರವಾಸೋದ್ಯಮ ಸ್ಥಳದ ಪಕ್ಕದಲ್ಲೇ ಇರೋದ್ರಿಂದ ಇದು ಸೂಕ್ತ ಅನಿಸುತ್ತೆ. ರೈತರು, ಕಾಫಿ ಬೆಳೆಗಾರರು ಈ ಬೆಣ್ಣೆ ಹಣ್ಣು ಇಲ್ಲಿ ಚಿಕ್ಕಮಗಳೂರಿನಲ್ಲೇ ಹೆಚ್ಚು ಕಮ್ಮಿ 200-300 ರೂಪಾಯಿ ದರದಲ್ಲಿ ಮಾರಾಟವಾಗ್ತಾ ಇದೆ. ಇದು ಬೆಂಗಳೂರು, ಇನ್ನು ಹೊರ ರಾಜ್ಯಗಳಿಗೆ ಹೋದ್ರೆ ಹೆಚ್ಚು ಕಮ್ಮಿ 500-700 ರೂಪಾಯಿ ರೀತಿ ಕೆಜಿಗೆ ಅಂತ ಇದೆ.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಿ ನಾಗೇಂದ್ರ ಸಚಿವ ಸ್ಥಾನಕ್ಕೆ ಸಲ್ಲಿಸಿದ ರಾಜೀನಾಮೆಯನ್ನು ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅಂಗೀಕರಿಸಿದ್ದಾರೆ ಎಂದು ಅಧಿಕೃತ ಅಧಿಸೂಚನೆ ತಿಳಿಸಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಶಿಫಾರಸಿನ ಮೇರೆಗೆ ರಾಜ್ಯಪಾಲರು ರಾಜೀನಾಮೆಯನ್ನು ಅಂಗೀಕರಿಸಿದ್ದಾರೆ. ಯೋಜನೆ ಮತ್ತು ಸಾಂಖ್ಯಿಕ ಸಚಿವ ಬಿ ನಾಗೇಂದ್ರ ಸಚಿವ ಸಂಪುಟಕ್ಕೆ ಸಲ್ಲಿಸಿರುವ ರಾಜೀನಾಮೆಯನ್ನು ಸಂವಿಧಾನದ 164(1) ವಿಧಿಯಡಿಯಲ್ಲಿ ರಾಜ್ಯಪಾಲರಿಗೆ ದತ್ತವಾಗಿರುವ ಅಧಿಕಾರದ ಮೂಲಕ ತಕ್ಷಣದಿಂದ ಜಾರಿಗೆ ಬರುವಂತೆ ಅಂಗೀಕರಿಸಲಾಗಿದೆ ಎಂದು ಅಧಿಸೂಚನೆಯಲ್ಲಿ ತಿಳಿಸಲಾಗಿದೆ. ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಕಾಂಗ್ರೆಸ್ ನೇತೃತ್ವದ ಸರ್ಕಾರಕ್ಕೆ ಕರ್ನಾಟಕ ಲೋಕಸೇವಾ ಆಯೋಗವನ್ನು ಭ್ರಷ್ಟಾಚಾರ ಮುಕ್ತಗೊಳಿಸುವ ಮನಸ್ಸು ಮತ್ತು ಇಚ್ಛಾಶಕ್ತಿ ಇಲ್ಲ ಎಂದು ಹಿರಿಯ ಜೆಡಿಎಸ್ ನಾಯಕ ಹಾಗೂ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗ್ರಾಮೀಣ ಕುಡಿಯುವ ನೀರು ಇಲಾಖೆಯ ಸಹಾಯಕ ಕಾರ್ಯಪಾಲನಾ ಅಭಿಯಂತರರ ನೇಮಕಾತಿಯಲ್ಲಿ ಹಾಗೂ ಪಶುವೈದ್ಯಕೀಯ ಪರೀಕ್ಷೆಯಲ್ಲಿಯೂ ಅಕ್ರಮವಾಗಿರುವುದು ವರದಿಯಾಗಿದೆ. ರಾಜ್ಯದಲ್ಲಿ ನಿರುದ್ಯೋಗ ಹೆಚ್ಚಾಗುತ್ತಿದ್ದು ಜವಾಬ್ದಾರಿ ಸ್ಥಾನದಲ್ಲಿರುವ ಸರ್ಕಾರ ಮತ್ತು ಕೆಪಿಎಸ್ಸಿ ಎರಡೂ ಕೂಡ ಅಕ್ರಮ

0: ದಲ್ಲಿ ಭಾಗಿಯಾಗಿವೆ ಎಂದು ಅವರು ಟೀಕಿಸಿದ್ದಾರೆ. ಕೆಪಿಎಸ್ಸಿ ಪರೀಕ್ಷೆ ಮತ್ತು ನೇಮಕಾತಿ ಹಗರಣ ಹಾಗೂ ಮೀಸಲಾತಿ ವಿಚಾರದಲ್ಲಿ ಪರಿಶಿಷ್ಟರಿಗೆ ಆಗಿರುವ ಅನ್ಯಾಯಕ್ಕೆ ಪರಿಹಾರ ಸೇರಿದಂತೆ ವಿವಿಧ ವಿಚಾರಗಳನ್ನು ಮುಂದಿಟ್ಟುಕೊಂಡು ಬಿಜೆಪಿ ಸೆಪ್ಟೆಂಬರ್ 1ರಿಂದ ಲಿಂಗಸುಗೂರಿನಿಂದ ಪಾದಯಾತ್ರೆ ಆರಂಭಿಸಲಿದೆ ಎಂದು ಪಕ್ಷದ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ದುರ್ಬಳಕೆಯಾದ ಹಣ ವಾಪಸ್ಸಾಗಬೇಕು, ಸರ್ಕಾರ ನೀಡಿದ ಭರವಸೆಯಂತೆ 2.5 ಲಕ್ಷ ಯುವಜನರಿಗೆ ಉದ್ಯೋಗ ನೀಡಬೇಕು, ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳಬೇಕು ಮೊದಲಾದ ವಿಚಾರಗಳನ್ನು ಮುಂದಿಟ್ಟುಕೊಂಡು ಈ ಪಾದಯಾತ್ರೆ ನಡೆಸಲಾಗುತ್ತಿದೆ ಎಂದು ವಿಜಯೇಂದ್ರ ಮಾಹಿತಿ ನೀಡಿದ್ದಾರೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಸಿದ್ಧತೆಗಳು ಆರಂಭವಾಗಿದ್ದು, ಮೊದಲ ಹಂತದಲ್ಲಿ ಆಗಮಿಸಿರುವ ಗಜಪಡೆಯ 9 ಆನೆಗಳಿಗೆ ಇಂದು ಅರಣ್ಯ ಇಲಾಖೆಯ ಅಧಿಕಾರಿಗಳ ನೇತೃತ್ವದಲ್ಲಿ ತೂಕ ಪರೀಕ್ಷೆ ನಡೆಸಲಾಯಿತು. ದಸರಾಗೆ ಆಗಮಿಸಿರುವ 9 ಆನೆಗಳ ಪೈಕಿ ಇಂದು ನಡೆಸಿದ ಮಾಪನದಂತೆ ಶ್ರೀಕಂಠ ಆನೆ 5,790 ಕೆಜಿ ತೂಕದೊಂದಿಗೆ ಅತಿ ಹೆಚ್ಚು ತೂಕ ಹೊಂದಿರುವ ಆನೆಯಾಗಿದೆ. ಉಳಿದಂತೆ ಮಹೇಂದ್ರ 5,490 ಕೆಜಿ, ಲಕ್ಷ್ಮಿ 3,990 ಕೆಜಿ, ಪ್ರಶಾಂತ 5,205 ಕೆಜಿ, ಧನಂಜಯ 5,530 ಕೆಜಿ, ಶ್ರೀರಾಮ 4,820 ಕೆಜಿ, ಕಾವೇರಿ 3,075 ಕೆಜಿ, ಏಕಲವ್ಯ 5,600 ಕೆಜಿ ಮತ್ತು ಗೋಪಿ 5,170 ಕೆಜಿ ತೂಕ ಹೊಂದಿವೆ. ಆನೆಗಳ ತೂಕ ಪರೀಕ್ಷೆಯ ಬಳಿಕ ಮಾತನಾಡಿದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಪ್ರಭುಗೌಡ ಈ ಮಾಹಿತಿ ನೀಡಿದರು.
1: ನಾಡಹಬ್ಬ ದಸರಾ 2026 ಅಂಗವಾಗಿ ಏನು ಮರಿ 9 ಆನೆಗಳನ್ನ ಏನು ಕರ್ಕೊಂಡು ಬಂದಿದ್ದೀವಿ. ಮೊದಲನೇ ಹಂತದಾಗಿ ತಾಲೀಮನ್ನು ಸ್ಟಾರ್ಟ್ ಮಾಡಿದ್ದೀವಿ. ತಾಲೀಮನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅವುಗಳ ವೇಟ್ ಅನ್ನು ಚೆಕ್ ಮಾಡ್ತೀವಿ. ಸೊ ಇದ್ರ ಮೇಲೆ ನಾವು ಡಯಟ್ ಚಾರ್ಟ್ ಅನ್ನು ಪ್ರಿಪೇರ್ ಮಾಡ್ತೀವಿ. ಎಲ್ಲ ಆನೆಗಳ ಆರೋಗ್ಯ ತುಂಬ ಚೆನ್ನಾಗಿತ್ತು. ನಾವು ಇಲ್ಲಿ ಶಬ್ದಕ್ಕೆ ಮತ್ತು ಜನರಿಗೆ ಹೊಂದಾಣಿಕೆ ಆಗಬೇಕು, ಹಾಗಾಗಿ ನಾವು ಸ್ವಲ್ಪ ಏನು ಜಸ್ಟ್ ಆಯುರ್ವೇದ ಸರ್ಕಲ್ವರೆಗೂ ಮಾಡ್ತೀವಿ. ತದನಂತರ ಮುಂದೆ ತಗೊಂಡು ಹೋಗಿ ಅದೇ ರೀತಿ ಈಗ ಮಹೇಂದ್ರ ಇದ್ದಾನೆ, ಧನಂಜಯ ಇದ್ದಾನೆ, ಪ್ರಶಾಂತ ಇದ್ದಾನೆ, ಇವುಗಳೆಲ್ಲ ಕೂಡ ನಾವು ಟ್ರೈನಿಂಗ್ ಮಾಡ್ತಾ ಇದ್ವಿ. ಸೊ ಅವು ಕೂಡ ಈಕ್ವಲಿ ಎಲಿಜಿಬಲ್ ಇದಾವೆ. ಸೊ ಫೈನಲ್ ಆಗಿ ಯಾವುದು ಅಂತ ಹೇಳಿ ತಾಲೀಮು ಮುಗಿದ ಮೇಲೆ ತಮಗೆ ಹೇಳ್ತೀವಿ ನಾವು.
0: ಸದ್ಯ ಎಲ್ಲ ಆನೆಗಳ ಆರೋಗ್ಯ ಉತ್ತಮವಾಗಿದ್ದು, ತಾಲೀಮು ಮುಗಿದ ಬಳಿಕ ಅಂಬಾರಿ ಹೊರುವ ಆನೆಯ ಆಯ್ಕೆ ಮಾಡಲಾಗುತ್ತದೆ ಎಂದು ಹೇಳಿದರು. ಇನ್ನು ಹವಾವರ್ತಮಾನ. ರಾಜ್ಯದ ಕರಾವಳಿಯ ಬಹುತೇಕ ಎಲ್ಲೆಡೆ, ದಕ್ಷಿಣ ಒಳನಾಡಿನ ಕೆಲವೆಡೆ ಹಾಗೂ ಉತ್ತರ ಒಳನಾಡಿನ ಒಂದೆರಡು ಸ್ಥಳಗಳಲ್ಲಿ ಮಳೆಯಾಗಿದೆ. ಮುಂದಿನ 24 ಗಂಟೆಗಳ ಕಾಲ ಬೆಂಗಳೂರು ಸುತ್ತಮುತ್ತ ಮೋಡ ಕವಿದ ವಾತಾವರಣ ಇರಲಿದ್ದು, ಒಂದೆರಡು ಬಾರಿ ಮಳೆಯಾಗುವ ನಿರೀಕ್ಷೆ ಇದೆ. ಗರಿಷ್ಠ ತಾಪಮಾನ 29 ಹಾಗೂ ಕನಿಷ್ಠ 20 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ರೈಲ್ವೆ ವಿದ್ಯುದೀಕರಣ ಕಾರ್ಯ ವರ್ಷಾಂತ್ಯದೊಳಗೆ ಪೂರ್ಣ, ಕೇಂದ್ರ ಸಚಿವ ವಿ ಸೋಮಣ್ಣ. ಗೃಹಲಕ್ಷ್ಮಿ ಯೋಜನೆ, ಕುಟುಂಬದ ಅಗತ್ಯಗಳ ನಿರ್ವಹಣೆಗೆ ಮಹಿಳೆಯರಿಂದ ನೆರವಿನ ಬಳಕೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಪಿಎಂ ಸ್ವನಿಧಿಯಿಂದ ಆರ್ಥಿಕ ಸ್ವಾವಲಂಬನೆ, ಮನದ ಮಾತಿನಲ್ಲಿ ಪ್ರಧಾನಿ ಪ್ರಸ್ತಾಪ, ಫಲಾನುಭವಿ ನಿಂಗಮ್ಮ ಸಂತಸ. ಸಚಿವ ಸ್ಥಾನಕ್ಕೆ ಬಿ ನಾಗೇಂದ್ರ ರಾಜೀನಾಮೆ, ರಾಜ್ಯಪಾಲರ ಅಂಗೀಕಾರ. ಹಾಗೂ ಮೈಸೂರು ದಸರಾ ಸಿದ್ಧತೆ, ಗಜಪಡೆ ತೂಕ ಪರೀಕ್ಷೆ ನಂತರ ತಾಲೀಮು ಆರಂಭ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
2: ಜೀವನದ ದಿನನಿತ್ಯದ ಊಟದಲ್ಲಿ ನಾವು ಹಲವಾರು ವಿಷಯಗಳನ್ನು ಮರೆತು ಬಿಡುತ್ತೇವೆ, ಆದ್ರೆ ಯಾರಾದರೂ ನಿಮ್ಮ ಕಾಳಜಿ ತೆಗೆದುಕೊಳ್ತಾರೆ ಎಂದಾಗ ಚೆನ್ನಾಗಿ ಅನಿಸ್ತದೆ. ಹಾಗೆಯೇ RBI ಕೂಡ ನಿಮ್ಮ ಅನ್ಕ್ಲೇಮ್ ಡೆಪಾಸಿಟ್ಗಳ ಬಗ್ಗೆ ಕಾಳಜಿ ವಹಿಸ್ತದೆ.
3: ಅನ್ಕ್ಲೇಮ್ ಡೆಪಾಸಿಟ್ ಅಂದ್ರೆ 10 ವರ್ಷಗಳು ಅಥವಾ ಅದಕ್ಕಿಂತ ಹೆಚ್ಚು ಕಾಲ ಯಾವುದೇ ವ್ಯವಹಾರ ನಡೆಯದ ಬ್ಯಾಂಕ್ ಖಾತೆಗಳು. ಅಂತಹ ಖಾತೆಗಳನ್ನು RBIನ DEAಗೆ ವರ್ಗಾಯಿಸಲಾಗುತ್ತದೆ. ನಿಮ್ಮ ಬ್ಯಾಂಕ್ನ ಯಾವುದೇ ಶಾಖೆಗೆ ಹೋಗಿ ನಿಮ್ಮ KYC ನವೀಕರಿಸಿ ಮತ್ತು ನಿಮ್ಮ ಅನ್ಕ್ಲೇಮ್ ಡೆಪಾಸಿಟ್ ಅನ್ನು ಮತ್ತೆ ಪಡೆಯಿರಿ.

0: ನಾಡಿನ ಸಮಸ್ತ ರೈತ ಬಾಂಧವರಿಗೆ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ರೈತ ಬಾಂಧವರೇ, ಇಂದಿನ ನಮ್ಮ ಕೃಷಿರಂಗ ಕಾರ್ಯಕ್ರಮದಲ್ಲಿ ಆಮಟೆಕಾಯಿ ಬೇಸಾಯದ ಕ್ರಮಗಳು, ಈ ಕುರಿತು ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೊಂದಿಗೆ ಸಂದರ್ಶನ.
1: ಎಲ್ಲ ರೈತ ಬಾಂಧವರಿಗೂ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ, ನಮಸ್ಕಾರ. ಕೇಳುಗರೆ, ಇವತ್ತು ನಾವು ಆಮಟೆಕಾಯಿ ಅಥವಾ ಹಾಗ್ ಪ್ಲಮ್ ಬಗ್ಗೆ ಮಾಹಿತಿ ಮಾಡಿಕೊಡ್ತಾ ಇದ್ದೇವೆ. ತಮಗೆಲ್ಲ ಗೊತ್ತಿರೋ ಹಾಗೆ ಆಮಟೆಕಾಯಿ ಒಂದು ಹುಳಿಯ ಖಾದ್ಯ, ಇದರಲ್ಲಿ ಬಳಕೆ ಮಾಡಲಾಗುತ್ತೆ, ಉಪ್ಪಿನಕಾಯಿಗೆ ಬಳಸಲಾಗುತ್ತೆ, ಎಳೆ ಮಾವಿನಕಾಯಿ ಥರನೇ ಇದನ್ನು ಕೂಡ ಬಳಕೆ ಮಾಡ್ತಾರೆ. ಅನೇಕ ವಿಧದಲ್ಲಿ ಈ ಆಮಟೆಕಾಯಿ ಉಪಯೋಗ ಆಗ್ತಾ ಇದೆ. ಅನೇಕ ಪ್ರದೇಶಗಳಲ್ಲಿ ಇದನ್ನು ಬೆಳೀತಾರೆ, ಬೆಂಗಳೂರಲ್ಲಿ ಕೂಡ ಇದು ಬೆಳೆಯಲಾಗುತ್ತೆ. ಹಾಗಾಗಿ ಈ ಆಮಟೆಕಾಯಿ ಬೇಸಾಯ, ಆಮಟೆಕಾಯಿ ಬೆಳೆ ಒಂದು ಪ್ರಮುಖವಾದ ತರಕಾರಿ ಬೆಳೆ ಅಂತಲೂ ನಾವು ಹೇಳ್ಬೋದು. ಆಮಟೆಕಾಯಿಗೆ ತುಂಬ ಮಹತ್ವವಿದೆ, ಇದರಲ್ಲಿ ಅನೇಕ ರೀತಿಯಲ್ಲಿ ಬಳಸಲಾಗುತ್ತೆ. ಹಾಗಾಗಿ ಇದರ ಕುರಿತು ಇನ್ನೂ ಹೆಚ್ಚಿನ ಮಾಹಿತಿ ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಚಿಂತಾಮಣಿಯ ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕಾ ವಿಜ್ಞಾನಿಗಳಾದ ಡಾಕ್ಟರ್ ಪ್ರವೀಣ್ ಕುಮಾರ್ ಆರ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ತಮಗೆ ಎಲ್ಲ ರೈತರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ, ನಮಸ್ಕಾರ.
2: ನಮಸ್ಕಾರ ಸರ್.
1: ಇವತ್ತು ಈ ಆಮಟೆಕಾಯಿ ಬಗ್ಗೆ ನಮಗೆ ಮಾಹಿತಿ ಮಾಡಿಕೊಡಿ. ಆಮಟೆಕಾಯಿ ಯಾವ್ಯಾವ ರೀತಿಯಲ್ಲಿ ಉಪಯೋಗಿಸಲಾಗುತ್ತೆ ಅದರಿಂದ ಶುರು ಮಾಡಿ.
2: ಖಂಡಿತವಾಗಲೂ ಸರ್, ನಮ್ಮ ರೈತರಿಗೆ ಈ ಒಂದು ಬೆಳೆಯ ಬಗ್ಗೆ ನಾನು ತಿಳಿಸ್ಕೊಳ್ಳಬೇಕು. ಸೊ ಆಮಟೆಕಾಯಿ ಇದೆಯಲ್ಲೋ, ಒಂದು ನಮ್ಮ ರಾಜ್ಯದಲ್ಲಿ ಬೆಳೆಯುವ ಒಂದು ದೇಸಿ ಹಣ್ಣುಗಳ ಬೆಳೆಗಳಲ್ಲಿ ಇದು ಒಂದಾಗಿದೆ. ಸೊ ನಮ್ಮ ರೈತರು ಗ್ರಾಮೀಣ ಭಾಗದಲ್ಲಿ ಬೆಳೀತಾ ಹೋಗ್ತಾರೆ. ಇದು ಒಂದು ಬಹುವಾರ್ಷಿಕ ಹಣ್ಣಿನ ಮರ ಅಂತ ನಾವು ಕರಿತಾ ಹೋಗ್ತೀವಿ. ಈ ಒಂದು ಹಣ್ಣಲ್ಲಿ ಹೆಚ್ಚಿನ ಒಂದು ಹುಳಿ ಅಂಶಗಳನ್ನು ನಾವು ಕಾಣ್ಬೋದಾಗಿದೆ. ಇದನ್ನು ಉಪ್ಪಿನಕಾಯಿಗಳ ತಯಾರಿಕೆಯಲ್ಲಿ ಬಳಸಲಾಗ್ತದೆ, ಗೊಜ್ಜುಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತೆ, ಚಟ್ನಿ ಆಗಿರ್ಬೋದು, ಸಾಂಬಾರ್ ಆಗಿರ್ಬೋದು, ವಿವಿಧ ಮೌಲ್ಯವರ್ಧಿತ ಪದಾರ್ಥಗಳಲ್ಲಿ ಇದನ್ನು ಬಳಸಲಾಗುತ್ತೆ. ಅದೇ ರೀತಿಯಾಗಿ ಹುಳಿ ಅಂಶ ಜಾಸ್ತಿ ಇದೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಕಾರಣ ಏನಂತಂದ್ರೆ ಇದರಲ್ಲಿ ವೈಟಮಿನ್ ಸಿ ಜಾಸ್ತಿ ಇದೆ. ಅದೇ ರೀತಿಯಾಗಿ ಇದರಲ್ಲಿ ಕೆಲವೊಂದು ಖನಿಜಾಂಶಗಳಿದ್ದಾವೆ. ಯಾವ್ಯಾವ ಅಂತಂದರೆ, ಸೊ ಒಂದು ಕ್ಯಾಲ್ಶಿಯಂ ಆಗಿರ್ಬೋದು, ಕಬ್ಬಿಣ ಆಗಿರ್ಬೋದು, ಮತ್ತು ಈ ಒಂದು ಕಾಯಿಯಲ್ಲಿ ನಾರಿನ ಅಂಶ ಜಾಸ್ತಿ ಇರೋದು ನಾವೆಲ್ಲ ಕಾಣ್ಬೋದಾಗಿದೆ ಸರ್.
1: ಈಗ ನಾವು ಹಳ್ಳಿಯಲ್ಲಿ ಅಥವಾ ಇದನ್ನು ನಾವು ಯಾವ ಥರ ಬಳಸ್ತಾ ಇದ್ದೇವೆ, ಈ ಒಂದು ಆಮಟೆಕಾಯಿಯನ್ನು ಅಥವಾ ಹಾಗ್ ಪ್ಲಮ್ಮನ್ನು?
2: ಸೊ ನಮ್ಮ ರೈತ ಬಾಂಧವರು ಏನು ಮಾಡ್ತಿದ್ದಾರೆ ಅಥವಾ ಲೋಕಲ್ ಒಂದು ಮಾರ್ಕೆಟಲ್ಲಿ ಯಾವ ರೀತಿ ಮಾಡ್ತಾರೆ ಅಂದರೆ, ಇದನ್ನು ಉಪ್ಪಿನಕಾಯಿ ತಯಾರಿಕೆಯಲ್ಲಿ ಇದನ್ನು ಬಳಸ್ತಾ ಇದ್ದಾರೆ. ಯಾಕಂದರೆ ಹೆಚ್ಚಿನ ಹುಳಿ ಅಂಶ ಇರೋದ್ರಿಂದ ಏನಾಗುತ್ತೆ, ಬೇಗ ಏನಾಗುತ್ತೆ, ಒಂದು ಉಪ್ಪಿನಕಾಯಿ ಕೆಟ್ಟೋಗೋದಿಲ್ಲ. ಆ ಒಂದು ತಯಾರಿಕೆಯನ್ನು ಯೂಸ್ ಮಾಡ್ತಾ ಹೋಗ್ತಾರೆ, ಗೊಜ್ಜುಗಳ ತಯಾರಿಕೆಯಲ್ಲಿ ಯೂಸ್ ಮಾಡ್ತಾ ಹೋಗ್ತಾರೆ, ಸಾಂಬಾರ್, ಕೆಲವೊಂದು ಸಾಂಬಾರ್ಗಳಿಗೆ ಹುಳಿ ಅಂಶ ಬೇಕಾದಾಗ ಏನಾಗುತ್ತೆ, ಇದನ್ನು ಹುಳಿ ರೂಪದಲ್ಲಿ ಇದನ್ನು ಕೊಡ್ತಾ ಇದ್ದಾರೆ. ಇಷ್ಟೆಲ್ಲ ಮಾಡಿ ಏನಾಗುತ್ತೆ, ರೈತರ ಏನಾಗುತ್ತೆ, ಹುಣಸೆಗೆ ಒಂದು ಪರ್ಯಾಯವಾಗಿ ಇದನ್ನು ಉಪಯೋಗ ಮಾಡಬೇಕಾದ್ರೂ ಮಾಡ್ಕೋಬೋದಾಗಿದೆ.
1: ಟ್ಯಾಮರಿಂಡ್ಗೆ ಪರ್ಯಾಯ
2: ಪರ್ಯಾಯವಾಗಿ
1: ಮಾವಿನಕಾಯಿ, ಮಾವಿನ ಮಿಡಿ ಅಂತೀವಲ್ಲ, ಅದೇ ಥರನೂ ಕೂಡ ಈಗ ಆಮಟೆ ಮಿಡಿನೂ ಕೂಡ ಉಪಯೋಗಿಸ್ತೇವೆ?
2: ಖಂಡಿತವಾಗಲೂ ಸರ್. ಇದನ್ನು ವೈಲ್ಡ್ ಮ್ಯಾಂಗೋ ಅಂತ ಕರಿತಾ ಹೋಗ್ತೀವಿ ನಾವು. ಯಾವ್ದನ್ನ ಆಮಟೆಕಾಯಿನ ನಾವು ವೈಲ್ಡ್ ಮ್ಯಾಂಗೋ ಅಂತ ಕರಿತಾ ಹೋಗ್ತೀವಿ. ಆಮಟೆಕಾಯಿ ಮ್ಯಾಂಗೋ ಥರನೇ ಬರುತ್ತೆ, ಕಾಯಿ ಚಿಕ್ಕದಾಗಿರುತ್ತೆ, ಮತ್ತು ಇದಕ್ಕೆ ಹೆಚ್ಚಿನ ಒಂದು ಹುಳಿ ಅಂಶ ಇರೋದು ನಾವು ಕಾಣ್ಬೋದಾಗಿದೆ.
1: ಆಯಿತು ಡಾಕ್ಟರ್, ಈಗ ಆಮಟೆಕಾಯಿ ಒಂದು ಪ್ರಮುಖವಾದ ಖಾದ್ಯದಲ್ಲಿ ಬಳಸುವಂತ ಒಂದು ತರಕಾರಿ ಅಂತ ನಾವು ಹೇಳ್ಬೋದು. ತರಕಾರಿಯಾಗಿಯೂ ಕೂಡ
2: ಹಣ್ಣಾಗಿ ಯೂಸ್ ಮಾಡ್ತೀವಿ ಸರ್.
1: ತರಕಾರಿ, ಹಣ್ಣು,
2: ದೇಸಿ ಹಣ್ಣು ಅಂತ ಕರೀತಾ.
1: ಹಾಂ ಹಾಂ ಹಾಂ ಇರಲಿ. ಈಗ ಆಮಟೆಕಾಯಿಯಲ್ಲಿ ಯಾವ ಥರ ಪೋಷಕಾಂಶಗಳು ಇದ್ದಾವೆ, ಮತ್ತು ಆರೋಗ್ಯ ದೃಷ್ಟಿಯಿಂದ ಇದು ಎಷ್ಟು ಔಷಧೀಯ ಪ್ರಮಾಣ ಇದರಲ್ಲಿ ಅವಕ ಆಗಿದೆ?
2: ನಾನಾಗಲೇ ಹೇಳಿದ ಹಾಗೆ ಇದರಲ್ಲಿ ವೈಟಮಿನ್ ಸಿ ಯಥೇಚ್ಛವಾಗಿರೋದನ್ನು ನಾವು ಕಾಣ್ಬೋದಾಗಿದೆ. ಎಲ್ಲೆಲ್ಲಿ ವೈಟಮಿನ್ ಸಿ ಜಾಸ್ತಿ ಇರುತ್ತೋ ಅಲ್ಲೆಲ್ಲ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರೋದನ್ನ ನಾವು ಕಾಣ್ಬೋದಾಗಿದೆ. ಇದರ ಜೊತೆಗೆ ಸೊ ಕೆಲವೊಂದು ಖನಿಜಾಂಶಗಳಾಗಿರುವಂತಹ ಕ್ಯಾಲ್ಶಿಯಂ ಇದೆ, ಕಬ್ಬಿಣ ಇದೆ, ಪೊಟ್ಯಾಷಿಯಂ ಇದೆ, ಫಾಸ್ಫರಸ್ ಇದೆ, ಮತ್ತು ನಾರಿನಾಂಶ ಜಾಸ್ತಿ ಇರುತ್ತೆ. ಒಟ್ಟಾರೆಯಾಗಿ ಇದು ಆ್ಯಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡ್ತಾ ಹೋಗುತ್ತೆ. ನಮ್ಮ ದೇಹಕ್ಕೆ ಬರುವಂಥ ರೋಗಗಳಿಗೆ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡ್ತಾ ಹೋಗುತ್ತೆ. ಈ ಆಮಟೆಕಾಯಿಯಿಂದ ಹಲವಾರು ರೀತಿಯಾಗಿರುವಂತಹ ಒಂದು ಔಷಧೀಯ ಗುಣಗಳನ್ನ ನಾವು ನೋಡ್ಬೋದಾಗಿದೆ. ಒಂದನೇದಾಗಿ ಜೀರ್ಣಕ್ರಿಯೆ ತುಂಬ ಸಹಕಾರಿಯಾಗುತ್ತೆ, ಯಾಕಂದರೆ ನಾರಿನಾಂಶ ಜಾಸ್ತಿ ಇರೋದನ್ನ ನಾವು ನೋಡ್ಬೋದಾಗಿದೆ. ಸೊ ವೈಟಮಿನ್ ಸಿ ಕೊರತೆಯಿಂದ ಬರುವಂತಹ ಒಂದು ರೋಗಗಳಿಗೆ ಒಂದು ರಾಮಬಾಣವಾಗಿ ಇದು ಕೆಲಸ ಮಾಡ್ತಾ ಹೋಗುತ್ತೆ. ದೇಹಗಳಿಗೆ ಬೇಕಾಗಿರುವಂತಹ ಖನಿಜಾಂಶಗಳನ್ನ ಇದು ಒದಗಿಸ್ತಾ ಹೋಗುತ್ತೆ. ಸೊ ದೇಹವನ್ನು ಸದೃಢತೆಯನ್ನು ಇಡೋದಕ್ಕೆ ಕಾಪಾಡೋದಲ್ಲಿ ಒಂದು ಪ್ರಮುಖವಾಗಿರುವಂಥ ಒಂದು ಪಾತ್ರ ವಹಿಸೋದು ಯಾವುದು ಅಂದರೆ ಈ ನಮ್ಮ ಆಮಟೆಕಾಯಿ.

0: ಅಂದರೆ ಸಾಕಷ್ಟು ಔಷಧೀಯ ಗುಣಗಳು ಕೂಡ ಇದರಲ್ಲಿವೆ.
1: ಹೌದು ಹೌದು ಸರ್, ಯಾಕಂದರೆ ನಮ್ಮ ರೈತರು ನೋಡ್ಬೋದು ನಾರಿನಾಂಶ ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ಜೀರ್ಣಕ್ರಿಯೆ ತುಂಬ ಚೆನ್ನಾಗಿ ಆಗ್ತಾ ಹೋಗುತ್ತೆ, ಮಲಬದ್ಧತೆಯ ಒಂದು ಸಮಸ್ಯೆ ಬರೋದಿಲ್ಲ.
0: ಹಾಗಾಗಿ ಇದನ್ನು ಎಲ್ಲ ಥರದಿಂದನೂ ಒಂಥರ ಜ್ಯೂಸ್ ಆಗಿ ಕೂಡ ಉಪಯೋಗಿಸ್ಬೋದು.
1: ಹೌದು ಹೌದು, ಜ್ಯೂಸ್ ಆಗಿ ಯೂಸ್ ಮಾಡ್ತಾರೆ, ಸ್ಕ್ವಾಶ್ ಆಗಿ ಯೂಸ್ ಮಾಡ್ತಾರೆ, ಜಾಮ್ ಆಗಿ ಯೂಸ್ ಮಾಡ್ತಾರೆ ಇದನ್ನು.
0: ಇದು ಉಪ್ಪಿನಲ್ಲೂ ಹಾಕ್ತಾರೆ, ಮತ್ತೆ
1: ಸಕ್ಕರೆಯಲ್ಲೂ ಹಾಕ್ತಾರೆ, ಕ್ಯಾಂಡಿನೂ ಮಾಡ್ತಾರೆ,
0: ಬಿಸಿ ನೀರಿನಲ್ಲೂ
1: ಮಾಡ್ಬೋದು ಸರ್,
0: ಸ್ವೀಟ್ ಆಗಿ ಉಪಯೋಗಿಸ್ಬೋದು.
1: ಅದಕ್ಕೆ ವಿವಿಧ ಉತ್ಪನ್ನಗಳ ಅಥವಾ ವಿವಿಧ ಖಾದ್ಯಗಳ ತಯಾರಿಕೆಗಳ ಉಪಯೋಗ ಮಾಡ್ತಾರೆ ಅಂತ ಹೇಳುತ್ತೆ ಸರ್.
0: ಈಗ ಡಾಕ್ಟ್ರೆ ಮುಂದುವರೆದು ಅಂಟೆಕಾಯಿ ಬೆಳೆಯಲು ಯಾವ ರೀತಿ ಮಣ್ಣು ಸೂಕ್ತ, ಮತ್ತೆ ಈಗಾಗಲೇ ಇದು ಎಲ್ಲೆಲ್ಲಿ ಬೆಳೆಯಲಾಗುತ್ತೆ?
1: ಸೊ ಈ ಒಂದು ಬೆಳೆ ಬೆಳಿಬೇಕು ಅಂತಂದ್ರೆ ಚೆನ್ನಾಗಿ ನೀರು ಬಸ್ತು ಹೋಗುವಂತಹ ಮರಳು ಮಿಶ್ರಿತ ಮಣ್ಣಲ್ಲಿ ಒಂದು ಬೆಳೆ ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲೆಲ್ಲಿ ನೀರು ಇರುತ್ತಲ್ಲ ಅಂತ ಕಡೆ ಒಂದು ಬೆಳೆ ಚೆನ್ನಾಗಿ ಬರೋದಿಲ್ಲ. ಸೊ ಮಣ್ಣಿನ ರಸಸಾರ 5.5-7.5 ಆಗುತ್ತೆ, ಬೆಳೆ ತುಂಬ ಉತ್ತಮವಾಗಿ ಬರ್ತಾ ಹೋಗುತ್ತೆ. ಸೊ ನಮ್ಮ ಭಾರತದಲ್ಲಿ ತುಂಬ ಕಡೆಯಿಂದ ಬೆಳೀತಾ ಹೋಗ್ತಾರೆ. ಯಾವ್ಯಾವ ರಾಜ್ಯದಲ್ಲಿ ಬೆಳೀತಾರೆ ಅಂದರೆ ಕರ್ನಾಟಕ ಆಗಿರ್ಬೋದು, ಕೇರಳ ಆಗಿರ್ಬೋದು, ಇಲ್ಲಾಂದರೆ ಗೋವಾ, ತಮಿಳುನಾಡು, ಆಂಧ್ರ ಪ್ರದೇಶ, ಒಡಿಶಾದಲ್ಲಿ ಇದನ್ನು ಜಾಸ್ತಿ ಬೆಳೀತಾ ಹೋಗ್ತಾರೆ. ನಮ್ಮ ಒಂದು ಕರ್ನಾಟಕಕ್ಕೆ ಬಂದ ಹೋದರೆ ಯಾವ ಒಂದು ಜಿಲ್ಲೆಯಲ್ಲಿ ಜಾಸ್ತಿ ಬೆಳೀತಾರೆ ಅಂದರೆ ಉತ್ತರ ಕನ್ನಡ ಆಗಿರ್ಬೋದು, ದಕ್ಷಿಣ ಕನ್ನಡ ಆಗಿರ್ಬೋದು, ಉಡುಪಿ ಆಗಿರ್ಬೋದು, ಶಿವಮೊಗ್ಗ ಆಗಿರ್ಬೋದು, ಹಾಸನ ಆಗಿರ್ಬೋದು, ಚಾಮರಾಜನಗರ ಭಾಗದಲ್ಲಿ ಒಂದು ಬೆಳೆನ ಜಾಸ್ತಿ ಬೆಳೀತಾ ಹೋಗ್ತಾರೆ.
0: ಅಂದರೆ ಇದು ಅಮಟೆಕಾಯಿ ಬೆಳೀಲಿಕ್ಕೆ ಯಾವ ವಾತಾವರಣ ಬೇಕಾಗುತ್ತೆ, ಎಷ್ಟು ಮಳೆ ನೀರು ಬೀಳಬೇಕಾಗುತ್ತೆ, ಅಥವಾ ಯಾವ ಮಲೆನಾಡಲ್ಲಿ ಬೆಳೀತಾರ, ಕರಾವಳಿಯಲ್ಲಿ ಬೆಳೀತಾರ, ಅಥವಾ ಬಯಲುಸೀಮೆಯಲ್ಲೂ ಬೆಳಿಬಹುದಾ, ಹೇಗೆ?
1: ಖಂಡಿತವಾಗ್ಲೂ ಸರ್, ಯಾಕೆಂದ್ರೆ ಈ ಒಂದು ಬೆಳೆಗೆ ಎರಡು ತರ ವಾತಾವರಣ ತುಂಬಾ ಸೂಕ್ತವಾಗಿದೆ. ಒಂದು ಉಷ್ಣವಲಯದ ವಾತಾವರಣ ಚೆನ್ನಾಗಿ ಬರುತ್ತೆ, ಇನ್ನೊಂದು ಉಪ ಉಷ್ಣವಲಯದ ಹವಾಮಾನದಲ್ಲಿ ಕೂಡ ಈ ಒಂದು ಬೆಳೆ ತುಂಬಾ ಚೆನ್ನಾಗಿ ಬರೋದನ್ನ ನೋಡಬಹುದಾಗಿದೆ. 20 ಡಿಗ್ರಿ ಟೆಂಪರೇಚರ್ ಇಂದ 35 ಡಿಗ್ರಿ ಟೆಂಪರೇಚರ್ಗೆ ಸೂಕ್ತವಾಗಿರುವಂತಹ ಎಲ್ಲಾ ಪ್ರದೇಶದಲ್ಲೂ ಈ ಒಂದು ಬೆಳೆನ ನಾವು ಬೆಳಿಬಹುದಾಗಿದೆ. ಅದೇ ರೀತಿಯಾಗಿ ವಾರ್ಷಿಕವಾಗಿ ಸರಾಸರಿ 700 mm - 2000 mm ಎಲ್ಲೆಲ್ಲಿ ಮಳೆ ಬೀಳುತ್ತಲ್ಲ ಅಂತ ಎಲ್ಲಾ ಪ್ರದೇಶಕ್ಕೂ ಈ ಒಂದು ಬೆಳೆ ತುಂಬಾ ಸೂಕ್ತವಾಗಿದೆ. ಅದೇ ರೀತಿಯಾಗಿ ನಾಟಿ ನೋಡ್ತಾ ಹೋಗಿ, ನಾಟಿ ಯಾವ ಮಾಡಬೇಕು ಅಂತಂದ್ರೆ ಮುಂಗಾರಲ್ಲಿ ಮಾಡಬೇಕು. ಯಾವುದೇ ಒಂದು ಹಣ್ಣಿನ ಬೆಳೆಗಳಾಗಲಿ ಎಲ್ಲ ಏನ್ ಮಾಡಬೇಕಾಗುತ್ತೆ, ಮುಂಗಾರಲ್ಲೇ ಮಾಡಬೇಕಾಗುತ್ತೆ. ಯಾಕಂದ್ರೆ ವಾತಾವರಣ ತುಂಬಾ ಪೂರಕವಾಗಿರುತ್ತೆ, ಬೆಳೆ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಹೋಗುತ್ತೆ. ಅಂದ್ರೆ ಜೂನ್ ಇಂದ ಆಗಸ್ಟ್ ತಿಂಗಳವರೆಗೆ ಏನಾಗುತ್ತೆ, ಈ ಒಂದು ಬೆಳೆ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಬೆಳೆ ಚೆನ್ನಾಗಿ ಬರುತ್ತೆ.
0: ಇನ್ನೊಂದು ಡಾಕ್ಟ್ರೆ, ಈಗ ಅಮಟೆಕಾಯಿಯಲ್ಲಿ ಯಾವ್ಯಾವ ತಳಿಗಳು ಹೊರಗೆ ಬಂದಿದ್ದಾವೆ ಬೇರೆ ಬೇರೆ ವಿಶ್ವವಿದ್ಯಾಲಯದ ವತಿಯಿಂದ?
1: ಈ ಒಂದು ತಳಿಗಳ ಬಗ್ಗೆ ಇನ್ನೂ ಸಂಶೋಧನೆ ನಡೀತಾ ಇದೆ, ನಮ್ಮ ಭಾರತದಲ್ಲಿ ನಡೀತಾ ಇದೆ ಮತ್ತು ನಮ್ಮ ಕರ್ನಾಟಕದಲ್ಲಿ ನಡೀತಾ ಇದೆ. ಸೊ ನಾವು ಪ್ರೆಸೆಂಟ್ ಏನು ಮಾಡ್ತೀವಿ ಅಂದರೆ ಸ್ಥಳೀಯದಿಂದ ಮರಗಳಿಂದ ಆಯ್ಕೆ ಮಾಡಿರುವಂಥ ತಳಿಗಳನ್ನ ನಾವು ತಗೊಳ್ತಾ ಇದ್ದೀವಿ. ಸೊ ಹೆಚ್ಚಿನ ಇಳುವರಿ ಕೊಡಬೇಕು ಅಂತ ತಳಿಗಳು, ದೊಡ್ಡ ಗಾತ್ರದ ಒಂದು ಕಾಯಿಗಳಿರಬೇಕಾಗತ್ತೆ, ಉತ್ತಮ ಗುಣಮಟ್ಟದ ಹಣ್ಣುಗಳು ಬರಬೇಕು ಅಂತಹ ಒಂದು ತಾಯಿ ಮರಗಳಿಂದ ಏನು ಮಾಡ್ತೀವಿ, ಒಂದು ಕಸಿ ಕೊಂಬೆನ ತಗೊಂಡ್ಬಿಟ್ಟು ನಾವು ಗ್ರಾಫ್ಟಿಂಗ್ ಮಾಡ್ತಾ ಹೋಗ್ತೀವಿ. ಸೊ ಅದರಲ್ಲಿ 4 ಥರ ಒಂದು ಸ್ಥಳೀಯವಾಗಿ ನಾವು ಯಾವ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೊಳ್ತೀವಿ ಅಂತಂದ್ರೆ, ಒಂದನೇದ ಸ್ಥಳೀಯ ಅಮಟೆಕಾಯಿ ಅಂತ ಕರಿತಾ ಹೋಗ್ತೀವಿ ಅಥವಾ ಲೋಕಲ್ ಸೆಲೆಕ್ಷನ್ ಕರಿತಾ ಹೋಗ್ತೀವಿ. ಎರಡನೇದು ದೊಡ್ಡ ಹಣ್ಣಿನ ಒಂದು ಆಯ್ಕೆಯನ್ನು ಮಾಡ್ತಾ ಹೋಗ್ತೀವಿ. ಮೂರನೇದು ಕಡಿಮೆ ನಾರಿನಾಂಶ ಹೊಂದಿರುವಂತಹ ಒಂದು ತಳಿಗಳನ್ನು ಕರಿತಾ ಹೋಗ್ತೀವಿ. ಲಾಸ್ಟ್ನೇದು ಹೆಚ್ಚಿನ ಇಳುವರಿ ನೀಡುವಂತಹ ಸ್ಥಳೀಯ ಆಯ್ದ ಮರಗಳನ್ನು ಕರಿತಾ ಹೋಗ್ತೀವಿ. ಅದರಲ್ಲಿ ಫಸ್ಟ್ನೇದು ಬಂದ್ಬಿಟ್ಟು ಸ್ಥಳೀಯ ಅಮಟೆಕಾಯಿ ಅಂತ ಕರೆದ್ವಲ್ಲ, ಇದು ನಮ್ಮ ಕರ್ನಾಟಕದಲ್ಲಿ ಕೆಲವು ತುಂಬ ಕಡೆ ಏನಾಗುತ್ತೆ ಇದನ್ನ ಬಳಸಲಾಗ್ತದೆ ಈ ಒಂದು ತಳಿನ. ಯಾಕೆ ಅಂತಂದ್ರೆ ಈ ಮರ ಬೆಳವಣಿಗೆಯನ್ನು ಹೊಂದಿರುತ್ತೆ, ಪ್ರತಿ ವರ್ಷ ಕೂಡ ಏನಾಗುತ್ತೆ ಫಲವನ್ನ ಕೊಡ್ತಾ ಹೋಗುತ್ತೆ. ಇದರಲ್ಲಿ ಹಣ್ಣುಗಳು ಮಧ್ಯಮ ಗಾತ್ರನ ಹೊಂದ್ಬಿಟ್ಟು ಹೆಚ್ಚು ಉಳಿ ಅಂಶದನ್ನು ನಾವು ಕಾಣಬಹುದಾಗಿದೆ. ಈ ಒಂದು ಲೋಕಲ್ ಅಮಟೆಕಾಯಿನ ಉಪ್ಪಿನಕಾಯಿ ತಯಾರಿಕೆ ಆಗಿರ್ಬೋದು, ಚಟ್ನಿ ತಯಾರಿಕೆ ಆಗಿರ್ಬೋದು, ಗೊಜ್ಜು ತಯಾರಿಕೆ ಆಗಿರ್ಬೋದು, ಅಲ್ಲೆಲ್ಲ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ದೊಡ್ಡ ಹಣ್ಣಿನ ಆಯ್ದ ತಳಿಯನ್ನು ಕರಿತಾ ಹೋಗ್ತೀವಿ. ಇದರಲ್ಲಿ ಏನಾಗಿರುತ್ತೆ, ಹಣ್ಣಿನ ಗಾತ್ರ ತುಂಬಾ ದೊಡ್ಡದಾಗಿರುತ್ತೆ, ತಿರುಳಿನ ಹೆಚ್ಚಿನ ಸಂಖ್ಯೆ ಇರೋದನ್ನ ನೋಡಬಹುದಾಗಿದೆ. ಇದಕ್ಕೆ ಮಾರ್ಕೆಟ್ ಅಲ್ಲಿ ಉತ್ತಮ ಬೆಲೆ ಇದೆ, ಯಾಕೆಂದ್ರೆ ಇವೆಲ್ಲ ಸಂಸ್ಕರಣ ಘಟಕಗಳಿಗೆ ಹೋಗ್ತದೆ, ಅಲ್ಲಿ ಹೆಚ್ಚಿನ ಬೇಡಿಕೆ ಇದೆ. ಮೂರನೇದಾಗಿ ಕಡಿಮೆ ನಾರಿನಾಂಶ ಹೊಂದಿರುವಂತಹ ಆಯ್ದ ತಳಿಗಳು ಅಂತಂದ್ರೆ, ಇದರಲ್ಲಿ ನಾರಿನಾಂಶ ಕಡಿಮೆ ಇರುತ್ತೆ, ತಿರುಳು ತುಂಬಾ ಮೃದುವಾಗಿರುತ್ತೆ. ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ಜ್ಯೂಸ್ ಆಗಿರ್ಬೋದು, ಸ್ಕ್ವಾಶ್ ಆಗಿರ್ಬೋದು, ಜಾಮ್ ತಯಾರಿಕೆ ಆಗಿರ್ಬೋದು, ಅಲ್ಲೆಲ್ಲ ಇದನ್ನ ಯೂಸ್ ಮಾಡ್ತಾ ಹೋಗ್ತಾರೆ. ಲಾಸ್ಟ್ನೇದು ಹೆಚ್ಚಿನ ಇಳುವರಿ ನೀಡುವಂತಹ ಸ್ಥಳೀಯ ಆಯ್ದ ಮರಗಳು ಅಂತಂದ್ರೆ, ಪ್ರತಿಯೊಬ್ಬ ರೈತರಲ್ಲೂ ಕೂಡ ಉಪಯೋಗ ಮಾಡೋದು, ಇಳುವರಿ ಜಾಸ್ತಿ ಕೊಡುವಂತಹ ಮರಗಳನ್ನೇ ಆಯ್ಕೆ ಮಾಡ್ತಾರೆ. ಈ ಒಂದು ಗಿಡಗಳೇನಾಗಿರುತ್ತೆ, ಬೇಗ ಫಲಕ್ಕೆ ಬರ್ತಾ ಹೋಗುತ್ತೆ. ಈ ರೀತಿಯಾಗಿ 4 ತರದ ಒಂದು ತಳಿಗಳನ್ನ ನಾವು ನೋಡಬಹುದಾಗಿದೆ.
0: ಇದರಲ್ಲಿ 1 ಎಕರೆಗೆ ಸಾಮಾನ್ಯವಾಗಿ ಎಷ್ಟು ಗಿಡನ ನೆಡಬಹುದು ಡಾಕ್ಟ್ರೆ?
1: ನಮ್ಮ ಭೂಮಿ ಚೆನ್ನಾಗಿತ್ತು ಅಂತಂದ್ರೆ 10x10 meter ಅಂತಂದ್ರೆ 30x30 ಸ್ಪೇಸಿಂಗ್ ನ ಫಾಲೋ ಮಾಡಿದ್ರೆ ಆ 1 ಎಕರೆಗೆ 40 ಗಿಡ ಕೂರ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಭೂಮಿ ಫಲವತ್ತತೆ ಕಡಿಮೆ ಇತ್ತು ಅಂದ್ರೆ 8x8 meter ಅಂತಂದ್ರೆ 24x24 ಸ್ಪೇಸಿಂಗ್ ನ ಫಾಲೋ ಮಾಡಿದ್ರೆ 63 ಎಕರೆಗೆ ಕೂರ್ತಾ ಹೋಗುತ್ತೆ ಸರ್.
0: ಇಳುವರಿ ಹೆಂಗ್ ಬರುತ್ತೆ ಒಂದು ಮರದಲ್ಲಿ, ಎಷ್ಟು ವರ್ಷಕ್ಕೆ ಅದು ಶುರು ಆಗುತ್ತೆ ಮತ್ತೆ ಇಳುವರಿ ಹೆಂಗೆ?
1: ಸೊ ಇಳುವರಿ ನೋಡ್ತಾ ಹೋದ್ರೆ ನಾನು ಆಗ್ಲೇ ಹೇಳ್ದಂಗೆ ಗಿಡದ ಒಂದು ಏಜ್ ಆಗಿರ್ಬೋದು ಅಥವಾ ಮಣ್ಣಿನ ಫಲವತ್ತತೆ ಆಗಿರ್ಬೋದು, ನೀರಾವರಿ ನಾವು ಯಾವ ರೀತಿ ಕೊಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಬೆಳೆಗಳಿಗೆ ಬರುವಂತಹ ರೋಗ ಮತ್ತು ಕೀಟಗಳ ನಿರ್ವಹಣೆ ಯಾವ ರೀತಿ ಮಾಡ್ತೀವಿ ಅದ್ರ ಮೇಲೆ ನಿಂತಿರುತ್ತೆ. ಸಾಮಾನ್ಯವಾಗಿ ಒಂದು ನಾವು ಗಿಡ ಕಸಿ ಗಿಡ ನಾಟಿ ಮಾಡಿದಾಗ ಏನಾಗುತ್ತೆ, 4-5 ವರ್ಷಕ್ಕೆ ಫಲ ಬರುತ್ತಲ್ವಾ, ಬಟ್ ಎಕನಾಮಿಕಲ್ ಹೇಳಿ ಶುರುವಾಗೋದು 7-8 ವರ್ಷಕ್ಕೆ ಶುರುವಾಗ್ತಾ ಹೋಗುತ್ತೆ. ಒಂದು ಮರಕ್ಕೆ ಸರಾಸುಮಾರು ಅಂದ್ರೂ ಕೂಡ 80-150 ಕೆಜಿಯಷ್ಟು ಕಾಯಿಗಳು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿದೆ. ಒಂದು ಹೆಕ್ಟರ್ಗೆ ಕನಿಷ್ಠ ಅಂದ್ರೂ ಕೂಡ ಒಂದು 12-20 ಟನ್ ಒಂದು ಇಳುವರಿನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿದೆ
0: ಒಂದು ಎಕರೆಗೆ.
1: ಆದ್ರಿಂದ ಕಸಿ ಗಿಡಗಳನ್ನ ಆಯ್ಕೆ ಮಾಡ್ಕೋಬೇಕು.
0: ಈ ಅಮಟೆಕಾಯಿ ಬೆಳೆಯಲ್ಲಿ ಸಸ್ಯ ಅಭಿವೃದ್ಧಿಯನ್ನ ಹೆಂಗ್ ಮಾಡಿದ್ರೆ ಒಳ್ಳೇದು?
1: ಇದರಲ್ಲೂ ಅಷ್ಟೇ, ಎರಡು ತರ ಮಾಡ್ತಾ ಹೋಗ್ತಾರೆ, ಬೀಜದಿಂದನೂ ಮಾಡ್ತಾ ಹೋಗ್ತಾರೆ ಮತ್ತೆ ಇದೊಂದು ನಿರ್ಲಿಂಗ ಪದ್ಧತಿಯಿಂದನೂ ಮಾಡ್ತಾ ಹೋಗ್ತಾರೆ. ನಾವು ಬೀಜದಿಂದ ನಾವೇನಾದರೂ ಬೀಜ ಅಭಿವೃದ್ಧಿ ಮಾಡಿಬಿಟ್ರೆ ಏನಾಗುತ್ತೆ, ಇಳುವರಿ ಕೊಡೋದು ಲೇಟ್ ಆಗ್ತಾ ಹೋಗುತ್ತೆ. ಸೊ ಮತ್ತೆ ನಮ್ಮ ರೈತರಿಗೆ ಕೆಲವೊಂದು ಟೈಮಲ್ಲಿ ತಾಯಿ ಮರದ ಗುಣಧರ್ಮಗಳು ಬರೋದಿಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡಬೇಕು ಅಂತಂದರೆ, ಎಲ್ಲರೂ ಕೂಡ ಗ್ರಾಫ್ಟೆಡ್ ಬಗ್ಗೆ ಓದ್ರೆ ಏನಾಗುತ್ತೆ, ಅನುಕೂಲ ಆಗ್ತಾ ಹೋಗುತ್ತೆ. ಇದನ್ನು ಯಾವ ರೀತಿಯಾಗಿ 3 ತರ ಕೂಡ ಇದನ್ನು ನಾವು ಕಸಿನ ಮಾಡ್ತಾ ಹೋಗ್ತಾರೆ. ಒಂದು ವಿನೀರ್ ಗ್ರಾಫ್ಟಿಂಗ್ ಅಂತ ಕರಿತಾ ಹೋಗ್ತೀವಿ, ಸಾಫ್ಟ್ವುಡ್ ಗ್ರಾಫ್ಟಿಂಗ್ ಅಂತ ಕರಿತಾ ಹೋಗ್ತೀವಿ, ಒಂದು ಅಪ್ರೋಚ್ ಗ್ರಾಫ್ಟಿಂಗ್ ಅಂತೇಳಿ ಕರಿತಾ ಹೋಗ್ತೀವಿ. ಈ ಥರ ನಾವು ಗಿಡಗಳನ್ನ ಕಸಿ ಮಾಡಿದ್ರೆ 3-4 ವರ್ಷಕ್ಕೆ ಇಳುವರಿ ಬರ್ತಾ ಹೋಗುತ್ತೆ. ಮತ್ತೆ ಎಲ್ಲ ಒಂದು ತಾಯಿ ಮರದ ಗುಣಧರ್ಮಗಳೆಲ್ಲ ಏನಾಗುತ್ತೆ ಒಂದು ಗಿಡಕ್ಕೆ ಬರ್ತಾ ಹೋಗುತ್ತೆ. ಸೊ ನಮ್ಮ ರೈತರು ಏನು ಮಾಡಬೇಕು ಅಂತಂದರೆ, ಯಾವ ರೀತಿಯಾಗಿ ಒಂದು ಗಿಡಗಳನ್ನ ಆಯ್ಕೆ ಮಾಡ್ಕೋಬೇಕು ಅಂತಂದರೆ, ಸೊ ಅವ್ರಿಗೆ ಗೊತ್ತಿರುತ್ತೆ ಕೆಲವೊಂದು ನರ್ಸರಿಯಲ್ಲಿ ಪ್ರಾಮಿಟ ಗಿಡ ಕೊಡ್ತಾರೆ, ಅಂದರೆ ವಿಶ್ವಾಸ ಅರ್ಹ ಒಂದು ನರ್ಸರಿಗಳಲ್ಲಿ ಮಾಡಬೇಕಾಗತ್ತೆ. ಅವರು ಗಿಡಗಳನ್ನ ಆಯ್ಕೆ ಮಾಡಿಕೊಂಡು ಅವರ ತೋಟದಲ್ಲಿ ಅವರು ಪ್ಲಾಂಟಿಂಗ್ ಮಾಡಿದಾಗ ಏನಾಗುತ್ತೆ, ಯಾವುದೇ ರೀತಿಯ ಸಮಸ್ಯೆ ಇಲ್ಲದ ಒಂದು ಇಳುವರಿಯನ್ನು ಅವರು ಪಡಿಬೋದಾಗಿದೆ.
0: ಗೊಬ್ಬರ ನಿರ್ವಹಣೆ ಬಗ್ಗೆ ಮಾಹಿತಿ ಮಾಡಿಕೊಡಿ. ಈ ಅಮಟೆಕಾಯಿಯಲ್ಲಿ
1: ಖಂಡಿತವಾಗ್ಲೂ ಇದನ್ನು ನಾರ್ಮಲ್ ಆಗಿ ಗುಂಡಿನ 2x2x2 2x2x2 meter ಫೀಟ್ ನ ಗುಂಡಿ ತೆಗಿಬೇಕಾಗತ್ತೆ. ಮೇಲ್ಗಡೆ ಚೌಕಾಕಾರಲ್ಲಿ ಇರಬೇಕಾಗತ್ತೆ. ಒಂದು ಮೇಲ್ಗಡೆ ಮಣ್ಣ ಸಪರೇಟ್ ಆಗಿ ಹಾಕಬೇಕಾಗತ್ತೆ, ಕೆಳಗಡೆ ಮಣ್ಣ ಸಪರೇಟ್ ಆಗಿ ಹಾಕಬೇಕಾಗತ್ತೆ. ಯಾಕಂದ್ರೆ ಮೇಲ್ಗಡೆ ಮಣ್ಣಲ್ಲಿ ಹೆಚ್ಚಿನ ಫಲವತ್ತತೆ ಅಂಶ ಜಾಸ್ತಿ ಇರುತ್ತೆ. ಅದಕ್ಕೆ ನಾವೇನ್ ಮಾಡ್ಬೇಕಾಗತ್ತಂದ್ರೆ 10-15 kg ತಿಪ್ಪೆ ಗೊಬ್ಬರವನ್ನ ಕೊಡಬೇಕಾಗತ್ತೆ. ಇದ್ರ ಜೊತೆಗೆ 1 kg ಬೇವಿನ ಹಿಂಡಿನ ನೀಡಬೇಕಾಗತ್ತೆ, 1 kg ವರ್ಮಿ ಕಾಂಪೋಸ್ಟ್ ನ ಹಾಕಬೇಕಾಗತ್ತೆ, 1 kg ರಾಕ್ ಫಾಸ್ಫೇಟ್ ಮತ್ತು 50 g ಟ್ರೈಕೋಡರ್ಮಾ ಒಂದು ಮಿಶ್ರಣವನ್ನ ಈ ಒಂದು ಮೇಲ್ಗಡೆ ಮಣ್ಣಿಗೆ ಸಂಪೂರ್ಣವಾಗಿ ಸೇರಿಸ್ಬಿಟ್ಟು ಆ ಎಲ್ಲ ಮಿಶ್ರಣ ಮಾಡಿರೋ ಮಣ್ಣಲ್ಲಿ 1/2 ಮಣ್ಣಿನಷ್ಟು ಗುಂಡಿಯ ಕೆಳಭಾಗಕ್ಕೆ ಹಾಕ್ಬಿಟ್ಟು ತದನಂತರ ಗಿಡವನ್ನು ಸೆಂಟ್ರಿಗೆ ನಾಟಿ ಮಾಡಿಬಿಟ್ಟು ಇನ್ನು ಉಳಿದಿರುವಂತಹ ಒಂದು ಮಣ್ಣಲ್ಲಿ ಏನಾಗಬೇಕು, ಗಿಡ ಸುತ್ತ ಹಾಕ್ಬಿಟ್ಟು ನಾವು ಪ್ಲಾಂಟಿಂಗ್ನ ಮಾಡಬೇಕಾಗುತ್ತೆ. ಸೊ ಈ ರೀತಿಯಾಗಿ ಗಿಡವನ್ನು ಪ್ಲಾಂಟಿಂಗ್ ಮಾಡ್ತೀವಿ. ಬಟ್ 5 ವರ್ಷದ ನಂತರ ಒಂದು ಗಿಡಕ್ಕೆ ಎಷ್ಟು ನಾವು ಗೊಬ್ಬರವನ್ನು ಕೊಡಬೇಕು ಅಂತ ನೋಡ್ತಾ ಹೋದರೆ, ಸೊ ಪ್ರತಿ ಗಿಡಕ್ಕೂ ಕೂಡ ಒಂದು ತಿಪ್ಪೆ ಗೊಬ್ಬರ ಅಂತ ಕರಿತೀವಿ ಅಥವಾ ಕೊಟ್ಟೆ ಗೊಬ್ಬರ ಅಂತ ಕರಿತೀವಲ್ಲ, ಒಂದು 20-30 kg ತಿಪ್ಪೆ ಗೊಬ್ಬರ ಕೊಡಬೇಕಾಗತ್ತೆ. 1-1.5 kg ಬೇವಿನ ಹಿಂಡಿನ ಕೊಡಬೇಕಾಗತ್ತೆ. ಸಾರಜನಕ, ರಂಜಕ, ಪೊಟ್ಯಾಷಿಯಂ 500-250 g ಪ್ರತಿ ಗಿಡಕ್ಕೆ ನಾವು ಒಂದು ಗೊಬ್ಬರವನ್ನು ಕೊಡಬೇಕಾಗ್ತದೆ.
0: ಮಣ್ಣಿನ ಫಲವತ್ತತೆ ಹೆಚ್ಚಿಸಬೇಕಂದ್ರೆ ಇದರಲ್ಲಿ ಏನು ಮಾಡಬೇಕಾಗುತ್ತೆ?
1: ಸೊ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಮಣ್ಣಿನ ಫಲವತ್ತತೆ ದಿನೇ ದಿನ ಕ್ಷೀಣಿಸ್ತಾ ಇದೆ. ಇದಕ್ಕೆ ಕಾರಣ ಅಂತಂದರೆ ಅತಿಯಾಗಿರುವಂತಹ ರಾಸಾಯನಿಕಗಳ ಒಂದು ಗೊಬ್ಬರಗಳ ಬಳಕೆ ಆಗಿರ್ಬೋದು, ಇಲ್ಲ ಅಂತಂದರೆ ಮತ್ತೆ ಕಳೆನಾಶಕಗಳ ಒಂದು ಬಳಕೆ ಜಾಸ್ತಿ ಮಾಡ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ಏನು ಮಾಡಬೇಕು ಅಂದರೆ, ತಿಪ್ಪೆ ಗೊಬ್ಬರಕ್ಕೆ ನಾವು ಟ್ರೈಕೋಡರ್ಮಾ ಸೂಡೋಮೊನಸ ಅಂತ ಒಂದು ಗೊಬ್ಬರಗಳನ್ನು ಮಿಶ್ರಣ ಮಾಡಿಬಿಟ್ಟು ನಾವು ಭೂಮಿಗೆ ಸೇರಿಸಿದಾಗ ಏನಾಗುತ್ತೆ, ಭೂಮಿಯಲ್ಲಿ ಸೂಕ್ಷ್ಮಜೀವಿಗಳ ಸಂಖ್ಯೆ ಜಾಸ್ತಿ ಆಗಿಬಿಟ್ಟು ಮಣ್ಣು ಫಲವತ್ತತೆ ಆಗ್ತಾ ಹೋಗುತ್ತೆ. ಇಲ್ಲ ಅಂದರೆ ಏನು ಮಾಡಬೇಕು ಅಂತಂದರೆ, ಸೊ ನೀವು ತಮಿಳರೊಳಗೆ ಗೊತ್ತಿದೆ, ಡಯಾನ್ಚಾನ್ ಸಿಗುತ್ತೆ, ಸನ್ನೆಂಪ್ ಅಂತ ಸಿಗುತ್ತೆ, ಉರುಳಿ ಅಂತ ಸಿಗುತ್ತೆ, ಅವರೆ ಅಂತ ಸಿಗುತ್ತೆ, ಈ ಥರದ ಒಂದು ಬೆಳೆಗಳನ್ನ ಬೆಳೆದ್ಬಿಟ್ಟು ಸೊ 45 ದಿನಗಳಿಗೆ ಏನಾಗಬೇಕಾಗುತ್ತೆ, ನೀವು ರೋಟಾವೇಟರ್ ಹಾಕಿದಾಗ ಏನಾಗುತ್ತೆ, ನಿಮ್ಮ ಒಂದು ಫಲವತ್ತತೆ ಜಾಸ್ತಿ ಆಗ್ತಾ ಹೋಗುತ್ತೆ.
0: ಡಾಕ್ಟ್ರೆ, ಈಗ ಗಿಡದ ಆಕಾರ ಮತ್ತೆ ಯಾವ ಥರ ಇರಬೇಕಾಗುತ್ತೆ, ಅದ್ರ ಆಕಾರ ಹೆಚ್ಚು ಕಡಿಮೆ ಆದರೆ ಸೌರಬೇಕಾಗುತ್ತಾ ಹೆಂಗೆ, ಈ ಅಮಟೆಕಾಯಿ ಗಿಡಗಳ ನಿರ್ವಹಣೆ ಹೆಂಗೆ ಮಾಡಬೇಕು?
1: ಖಂಡಿತವಾಗ್ಲೂ ಸರ್, ಆಕಾರ ಮತ್ತು ನಿರ್ವಹಣೆ ಭಾಳ ಮುಖ್ಯ. ಯಾವುದೇ ಒಂದು ಗಿಡದ ಇಳುವರಿ ಕಂಪ್ಲೀಟ್ ಆಗಿ ಡಿಪೆಂಡ್ ಆಗದೆ ಇದ್ರ ಮೇಲೆ ಆಗ್ತಾ ಹೋಗುತ್ತೆ. ಸೊ ನಾವು ಗಿಡವನ್ನು ನಾಟಿ ಮಾಡಿದ್ಮೇಲೆ 2-3 ವರ್ಷಗಳ ನಂತರ ಏನು ಮಾಡಬೇಕಾಗತ್ತೆ, ಸೊ ಒಂದು ಉತ್ತಮ ಆಕಾರ ಕೊಡೋಕ್ಕೆ ನಾವು ಶುರು ಮಾಡಬೇಕಾಗತ್ತೆ. ಸೊ ನೆಲಮಟ್ಟದಿಂದ ಒಂದು 2-3 ಅಡಿ ಹೈಟ್ ಅಷ್ಟು ಒಂದೇ ಒಂದು ಕೊಂಬೆನ ಬಿಟ್ಕೊಂಡು, ಒಂದೇ ಒಂದು ಕಾಂಡವನ್ನು ಬಿಟ್ಕೊಂಡು, ಮೇಲ್ಗಡೆ ಸುತ್ತ ಒಂದು 3-4-5 ದಿಕ್ಕುಗಳಿಗೆ ಸುಖವಾಗಿರುವಂತಹ ಒಂದು 4-5 ಕೊಂಬೆಗಳನ್ನ ಬಿಟ್ಕೋಬೇಕಾಗತ್ತೆ. ಬಿಟ್ಕೊಂಡು ಸೊ ಪ್ರತಿ ವರ್ಷ ಅಂದರೆ ಒಂದು 2 ವರ್ಷಕ್ಕೊಂದ್ಸರಿ ಅದು ಪುಂಡಿಂಗ್ನ ಮಾಡ್ತಾ ಹೋಗಬೇಕಾಗತ್ತೆ. ಇದ್ರ ಮಾಡೋ ಉದ್ದೇಶ ಏನು ಅಂತಂದರೆ, ರೋಗ ಕೀಟಗಳ ಆವಳಿ ಕಡಿಮೆ ಆಗುತ್ತೆ ಮತ್ತು ಗಾಳಿ ಬೆಳಕು ಸರಾಗವಾಗಿ ಆಡ್ತಾ ಹೋಗುತ್ತೆ. ಸೊ ಈ ರೀತಿಯಾಗಿ ಮಾಡಿದಾಗ ಏನಾಗುತ್ತೆ, ಸೊ ರೈತನಿಗೆ ಖರ್ಚು ಕಡಿಮೆ ಆಗುತ್ತೆ ಮತ್ತು ಅವನ ಔಷಧಿಗಳ ಸಿಂಪರಣೆ ಮಾಡೋದು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತು ಆ ಒಂದು ಬುಡದ ಹತ್ರ ಏನಾಗುತ್ತೆ, ಕೆಲವೊಂದು ಚಿಗುರು ಬರ್ತಾ ಹೋಗುತ್ತೆ, ಸಕ್ಕರ್ಸ್ ಅಂತೇಳಿ, ಅದನ್ನೆಲ್ಲ ತೆಗೆದಾಕಬೇಕು. ಯಾಕಂದರೆ ಅದನ್ನು ತೆಗಿಲಿಲ್ಲ ಅಂದರೆ ನ್ಯೂಟ್ರಿಯೆಂಟ್ಸ್ ಎಲ್ಲ ಅಲ್ಲೇ ಹೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಆ ಥರ ಸಕ್ಕರೆ ತೆಗೆದಾಗ ಏನಾಗುತ್ತೆ, ಗಿಡದ ಬೆಳವಣಿಗೆ ಚೆನ್ನಾಗಿ ಆಗುತ್ತೆ ಮತ್ತು ಇಳುವರಿಯಲ್ಲಿ ಕೂಡ ಹೆಚ್ಚಿನದಾಗಿರೋದು ನಾವು ಕಾಣ್ಬೋದಾಗಿದೆ.
0: ಈಗ ನಾವು ಸಾಮಾನ್ಯವಾಗಿ ಈಗ ಹಳ್ಳಿಯಲ್ಲಿ ಗಮನಿಸೋದೇನೆಂದರೆ, ಈಗ ಅಮಟೆ ಕಾಯಿ ಮರ ಸುಮಾರು

0: ವರ್ಷಗಳು ಹಳೇದಾಗಿರುತ್ತೆ, 10 ವರ್ಷ 20 ವರ್ಷ ಈ ಥರ, 25 30 ವರ್ಷ ಹಿರಿಯರು ನೆಟ್ಟಿದ್ದೆಲ್ಲ ಗಿಡ ಇದ್ದಾವೆ. ಕೆಲವೊಬ್ಬರು ದೊಡ್ಡ ಮರ ಆಗಿರುತ್ತೆ, ಮೇಲೇನು ಕೂಡ ಒಂದು ಸ್ವಲ್ಪ ಕಷ್ಟಪಟ್ಟು ಹತ್ತಾರೆ, ಆದರೆ ತುದಿಗೆಲ್ಲ ಹೋಗಲ್ಲ. ಯಾಕಂದರೆ ಅಮಟೆ ಮರ ಅದು
1: ತುಂಬ ಗಟ್ಟಿ ಇರೋದಿಲ್ಲ,
0: ಮೃದುವಾದ ಮರ ಅದು, ಕಾಂಡ ಗಟ್ಟಿ ಇರಲ್ಲ.
1: ಹೌದು.
0: ಈಗ ದೊಡ್ಡ ಮರದ ನಿರ್ವಹಣೆ ಹೆಂಗೆ ಮಾಡೋದು?
1: ಸೊ ದೊಡ್ಡ ಮರದಾಗ ಏನು ಮಾಡಬೇಕಾಗತ್ತಂದರೆ, ಸೊ ತಮ್ಮೆಲ್ಲರೂ ಕೂಡ ಗೊತ್ತೇ ಇದೆ, ಮಾವು ಏನು ಮಾಡಿದ್ರೆ ತುಂಬ ದೊಡ್ಡದಾದಾಗ ಅಂತಂದರೆ ಅದಕ್ಕೆ ಮಾವು ಪುನಶ್ಚೇತನ ಅಂತ ಮಾಡ್ತಾ ಹೋಗ್ತೀವಿ, ಅಥವಾ ರಿಜುನೇಷನ್ ಅಂತ ಮಾಡ್ತಾ ಹೋಗ್ತೀವಿ. ಅದೇ ಥರ ಕೂಡ ಅಮಟೆ ಕಾಯಿಲೆ ಕೂಡ ರಿಜುನೇಷನ್ ಮಾಡಿಬಿಟ್ಟು, ಸೊ ಅದಕ್ಕೆ ನಾವು ಕಸಿ ಕಟ್ಟಿದ್ರೆ ಏನಾಗುತ್ತೆ, ಗಿಡದ ಬೆಳವಣಿಗೆನೂ ಚೆನ್ನಾಗಿರುತ್ತೆ, ಮತ್ತು ಎಲ್ಲ ಥರದ ಒಂದು ಗುಣಧರ್ಮಗಳು ಆ ಗಿಡಕ್ಕೆ ಬರ್ತಾ ಹೋಗುತ್ತೆ, ಇಳುವರಿಯಲ್ಲಿ ಯಾವುದು ವ್ಯತ್ಯಾಸ ಆಗೋದಿಲ್ಲ.
0: ಈಗ ಡಾಕ್ಟ್ರೆ, ಅಮಟೆ ಗಿಡಕ್ಕೆ ನೀರನ್ನು ಸಾಮಾನ್ಯವಾಗಿ ಯಾವ ಥರ ನಿರ್ವಹಣೆ ಮಾಡಬೇಕಾಗುತ್ತೆ?
1: ಅಮಟೆಕಾಯಿ ಅಷ್ಟೇ, ಇದು ಎಲ್ಲೆಲ್ಲಿ ಕಡಿಮೆ ಮಳೆ ಬೀಳುತ್ತೋ ಅಂಥ ಪ್ರದೇಶಕ್ಕೂ ಸೂಕ್ತ ಅಂತ ಹೇಳೋದ್ರಿಂದ ವಾರಕ್ಕೊಂದ್ಸರಿ ಅಥವಾ 2 ಸರಿ ನೀರು ಕೊಟ್ಟರೆ ಸಾಕಾಗುತ್ತೆ.
0: ಡಾಕ್ಟ್ರ್, ಈಗ ಅಮಟೆಕಾಯಿ ಬೆಳೆಯಲ್ಲಿ ಕೆಲವೊಂದು ಶಾರೀರಿಕ ನ್ಯೂನ್ಯತೆಯನ್ನು ನಾವು ನೋಡ್ತಿರ್ತೇವೆ, ಅಂದರೆ ಅಮಟೆಕಾಯಿ ಮರಗಳ ಗಾತ್ರ ಮತ್ತು ಅವುಗಳ ಒಂದು ಏನು ಎತ್ತರ, ಅವುಗಳ ಒಂದು ಶಾರೀರಿಕವಾಗಿ ಏನೋ ಅದು ವೀಕ್ನೆಸ್ ನಮ್ಗೆ ಕಂಡು ಬರುತ್ತೆ, ಅಂದರೆ ಕೆಲವೊಂದು ಕಡೆ ದಪ್ಪ, ಕೆಲವೊಂದು ಕಡೆ ಟೊಳ್ಳು, ಈ ಥರ ಇರುತ್ತೆ, ಅವುಗಳನ್ನು ನಿಯಂತ್ರಣ ಹೆಂಗೆ ಮಾಡಬೇಕು ಡಾಕ್ಟ್ರೇ?
1: ಸರ್, ಪ್ರತಿಯೊಂದು ಗಿಡದಲ್ಲೂ ಕೂಡ ಒಂದು ಶಾರೀರಿಕ ನ್ಯೂನತೆಗಳು ಬಂದೇ ಬರುತ್ತೆ. ಅದು ಯಾವ ರೀತಿಯಾಗಿ ಬರುತ್ತೆ ಅಂತಂದರೆ, ಒಂದು ಹವಾಮಾನ ಏರ್ಪೇರಿಂದ ಆಗ್ಬೋದು, ನೀರಿನ ಒಂದು ಅಸಮರ್ಪಕ ಬಳಕೆಯಿಂದ ಆಗ್ಬೋದು, ಪೋಷಕಾಂಶಗಳ ಅಸಮತೋಲನದಿಂದ ಆಗಿರ್ಬೋದು, ಅಥವಾ ಹೆಚ್ಚು ಕಡಿಮೆ ತಾಪಮಾನ ಆದಾಗ ಇವೆಲ್ಲ ಸಮಸ್ಯೆ ಬರ್ತಾ ಹೋಗುತ್ತೆ. ಸೊ ಉದಾಹರಣೆಗೆ, ಈ ಒಂದು ಅಮಟೆಕಾಯಲ್ಲಿ ಕೆಲವೊಂದು ಶಾರೀರಿಕ ನ್ಯೂನತೆಗಳು ಬರ್ತಾ ಹೋಗುತ್ತೆ ಅಂತಂದರೆ, ಹೂ ಮತ್ತು ಕಾಯಿ ಉದುರುವಿಕೆ ಆಗಿರ್ಬೋದು, ಹಣ್ಣು ಬಿರುಕು ಬಿಡೋದಾಗಿರ್ಬೋದು, ಹಣ್ಣುಗಳ ಗಾತ್ರ ಚಿಕ್ಕದಾಗಿರ್ಬೋದು, ಅಥವಾ ಎಲೆಗಳು ಹಳದಿಯಾಗಿರೋದನ್ನ ನಾವು ಕಾಣ್ಬೋದಾಗಿದೆ, ಬಿಸಿಲಿನ ಸುಡುವಿಕೆ ಆಗಿರೋದು, ಇವೆಲ್ಲ ಏನಾಗುತ್ತೆ, ಶಾರೀರಿಕ ನ್ಯೂನತೆಗಳನ್ನು ಕರಿತಾ ಹೋಗ್ತೀವಿ. ಸೊ ಮೊದಲದಾಗಿ ಹೂ ಮತ್ತು ಕಾಯಿ ಉದುರುವಿಕೆಯ ಒಂದು ಪ್ರಮುಖ ಕಾರಣ ಏನು ಅಂತಂದರೆ, ಹೆಚ್ಚಿನ ಉಷ್ಣಾಂಶ ಆಗಿರ್ಬೋದು, ತೇವಾಂಶದ ಕೊರತೆ ಆಗಿರ್ಬೋದು, ನೀರಿನ ಅಭಾವ ಆಗಿರ್ಬೋದು, ಪೋಷಕಾಂಶಗಳ ಕೊರತೆಯಿಂದ ಏನಾಗುತ್ತೆ, ಈ ಸಮಸ್ಯೆ ಬರ್ತಾ ಹೋಗುತ್ತೆ. ಇದನ್ನು ಯಾವ ರೀತಿಯಾಗಿ ನಿರ್ವಹಣೆ ಮಾಡಬೇಕು ಅಂದರೆ, ನಿಯಮಿತವಾಗಿರುವಂಥ ಒಂದು ನೀರಾವರಿಯನ್ನು ಕೊಡಬೇಕಾಗತ್ತೆ, ಒಂದು ಗೊಬ್ಬರವನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡಬೇಕಾಗತ್ತೆ. ಇಷ್ಟು ಮಾಡಿದಾಗ ಹೂ ಮತ್ತು ಕಾಯಿ ಉದುರುವಿಕೆಯ ಸಮಸ್ಯೆ ನಿರ್ವಹಣೆ ಆಗ್ತಾ ಹೋಗುತ್ತೆ. ಎರಡನೇದು, ಹಣ್ಣು ಬಿರುಕು ಬಿಡುವುದು ಅಂತ ಹೇಳಿದೆ ನಿಮಗೆ, ಅಥವಾ ಫ್ರೂಟ್ ಕ್ರ್ಯಾಕಿಂಗ್ ಅಂತ ಕರೆತ ನಿಮಗೆ ಹೇಳ್ಬೋದು. ಇದು ಅಷ್ಟೇ, ನೀರನ್ನ ಒಂದ್ಸರಿ ಜಾಸ್ತಿ ಕೊಡೋದು, ಒಂದ್ಸರಿ ಕಮ್ಮಿ ಕೊಡೋದು, ಅಥವಾ ಮಣ್ಣಿನ ತೇವಾಂಶವನ್ನು ಸರಿಯಾಗಿ ಕಾಪಾಡದಿದ್ದಾಗ ಏನಾಗುತ್ತೆ, ಈ ಸಮಸ್ಯೆ ಬರ್ತಾ ಹೋಗುತ್ತೆ. ಅದಕ್ಕೋಸ್ಕರ ನೀರನ್ನು ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಟೈಮಲ್ಲಿ ಗಿಡಕ್ಕೆ ಕೊಟ್ಟಾಗ ಏನಾಗುತ್ತೆ, ಹಣ್ಣು ಬಿರುಕು ಬಿಡೋದು ಕಂಟ್ರೋಲ್ ಆಗ್ತದೆ. ನೆಕ್ಸ್ಟು, ಹಣ್ಣುಗಳ ಗಾತ್ರ ಚಿಕ್ಕದಾಗುವುದು, ಇದು ಅಷ್ಟೇ, ಪೋಷಕಾಂಶಗಳ ಕೊರತೆಯಿಂದ ಇದು ಆಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ, ಸೊ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಏನಾಗುತ್ತೆ, ಗಿಡಗಳಿಗೆ ನಾವು ಒಂದು ಪೋಷಕಾಂಶಗಳು ಕೊಟ್ಟಾಗ ಏನಾಗುತ್ತೆ, ಆ ಒಂದು ಹಣ್ಣಿನ ಗಾತ್ರವನ್ನು ಕಂಟ್ರೋಲ್ ಮಾಡ್ಬೋದಾಗಿದೆ. ನೆಕ್ಸ್ಟು, ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗ್ತಾ ಹೋಗುತ್ತೆ, ಇದಕ್ಕೆ ನಾವು ಕ್ಲೋರೋಸಿಸ್ ಅಂತ ಕರಿತಾ ಹೋಗ್ತೀವಿ. ಕೆಲವೊಂದು ಖನಿಜಾಂಶದ ಕಬ್ಬಿಣ, ಸತು, ಮೆಗ್ನೀಷಿಯಂಗಳ ಕೊರತೆಯಿಂದ ಏನಾಗುತ್ತೆ, ಒಂದು ಹಳದಿ ಎಲೆಗಳು ಬರ್ತಾ ಹೋಗುತ್ತೆ. ಇದು ಅಷ್ಟೇ, ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಏನಾಗುತ್ತೆ, ಸೂಕ್ಷ್ಮ ಪೋಷಕಾಂಶಗಳು ನಮ್ಮ ಮಣ್ಣಿಗೆ ಕೊಡಬೇಕಾಗತ್ತೆ. ಇವಿಷ್ಟು ಶಾರೀರಿಕ ನ್ಯೂನತೆಗಳು ಇದ್ದಾವೆ. ಇದನ್ನು ನಿರ್ವಹಣೆ ಮಾಡೋದು ಈ ಥರ ಮಾಡಿದಾಗ ಖಂಡಿತವಾಗಲೂ ಕೂಡ ಈ ಸಮಸ್ಯೆಯನ್ನು ನಿರ್ವಹಣೆ ಮಾಡ್ಬೋದು.
0: ಇನ್ನೊಂದು ಡಾಕ್ಟರ್, ಈಗ ಅಮಟೆಕಾಯಿ ಬಂದಾಗ ನಾವು ಯಾವ ಹಂತದಲ್ಲಿ ಅವನ್ನು ಹಾರ್ವೆಸ್ಟ್ ಮಾಡ್ಬೋದು, ಕಟಾವು ಯಾವಾಗ ಮಾಡ್ಬೋದು?
1: ಸೊ ಆಗಲೇ ಹೇಳ್ದಂಗೆ ಏನಾಗಿರುತ್ತೆ, ಇದು ಬಣ್ಣ ಚೇಂಜ್ ಆಗುತ್ತೆ. ಹೆಂಗೆ ಅಂತಂದರೆ, ಹಳದಿ ಬಣ್ಣದಿಂದ ಏನಾಗುತ್ತೆ, ಹಸಿರು ಬಣ್ಣಕ್ಕೆ ತಿರುಗ್ತದೆ ಒಂದೇದು. ಎರಡನೇದು, ಹಣ್ಣಿನ ತೊಗಟೆ ಏನಾಗಿರುತ್ತೆ, ನುಣುಪಾಗ್ಬಿಡುತ್ತೆ. ಮೂರನೇದು, ಮಾಗಿದ ಹಣ್ಣುಗಳೇನಾಗುತ್ತೆ, ಸ್ವಲ್ಪ ಪರಿಮಳವನ್ನು ಬೀರುತ್ತೆ. ಸೊ ಇಷ್ಟೆಲ್ಲ ಇದ್ರೇನಾಗುತ್ತೆ, ಹಣ್ಣು ಮಾಗಿದೆ ಅಂತ ಗೊತ್ತಾಗುತ್ತೆ. ಅವಾಗ ನಾವು ಹಣ್ಣು ಈಸಿಯಾಗಿ ಕೊಯ್ಲು ಮಾಡ್ಬೋದು.
0: ಅಲ್ಲ, ಈಗ ಕೆಲವು ಕಡೆ ಏನಾಗುತ್ತೆ ಅಂದರೆ, ಅಮಟೆಕಾಯಿ ಅಂತ ತಕ್ಷಣ ಅದು ಉಪ್ಪಿನಕಾಯಿಗೆ ಬಳಸಲಾಗುತ್ತೆ. ಈಗ ಮಾವಿನ ಮಿಡಿ ಹೇಗೆ ತೆಗಿತಾರೋ ಅದೇ ಥರ ಅಮಟೆ ಮಿಡಿನೂ ಕೂಡ ತೆಗೆಯೋ ಸಾಧ್ಯತೆ ಇದೆ. ಅದು ಕೂಡ ಒಂದು ಪದ್ಧತಿನೇ, ಅದು ಬಳಕೆಯಲ್ಲಿದೆ.
1: ಹೌದು. ಸೊ ಅದಕ್ಕೋಸ್ಕರ ಹಣ್ಣುಗಳ ಗಾತ್ರದ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಸೊ ಆ ಗಾತ್ರ ಅದಕ್ಕೆ ಸೂಟಬಲ್ ಆಗಿದೆಯೋ ಇಲ್ವೋ. ಮಾಗಿರ ಹಣ್ಣು ಹೇಳಿದ್ಮೇಲೆ ಕಲರ್ ಚೇಂಜ್ ಆಗುತ್ತೆ ಅಂತೇಳಿ, ಸ್ವಲ್ಪ ಸ್ಮೆಲ್ ಬರುತ್ತೆ ಅಂತ ಹೇಳಿದ್ಮೇಲೆ, ಮಾವಿನ ಹಣ್ಣು ಹಿಂಗಾಗುತ್ತೆ, ಸ್ವಲ್ಪ ಹಣ್ಣಾದಾಗ ಸ್ವಲ್ಪ ಸ್ಮೆಲ್ ಬರುತ್ತೆ. ಅದೇ ಥರ ಅಮಟೆಕಾಯಿ ಕೂಡ ಹಣ್ಣಾಗ ಸ್ವಲ್ಪ ಪರಿಮಳವನ್ನು ಬೀರ್ತಾ ಇರುತ್ತೆ. ಆ ಟೈಮಲ್ಲಿ ಬೇಕಾದ್ರೆ ನಾವು ಹಣ್ಣನ್ನು ಕೊಯ್ಲು ಮಾಡ್ಬೋದಾಗಿದೆ.
0: ಅಮಟೆಕಾಯಿ ಈಗ ಮಾರುಕಟ್ಟೆಯಲ್ಲಿ ಯಾವ ಥರ ಬಳಕೆ ಆಗುತ್ತೆ?
1: ಸೊ ನಾಗಲೇ ಹೇಳಿದ್ನಲ್ವ, ಈ ಅಮಟೆಕಾಯಿಗಳನ್ನ ಹಲವಾರು ರೀತಿಯ ಕಡೆಯಿಂದ ಉಪಯೋಗ ಮಾಡೋದನ್ನ ನಾವು ಹೇಳಿದೆ ನಿಮ್ಗೆ. ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂದರೆ, ಸೊ ಇದನ್ನು ಉಪ್ಪಿನಕಾಯಿಗಳ ತಯಾರಿಕೆಯಲ್ಲಿ ಇದನ್ನ ಯೂಸ್ ಮಾಡ್ತಾ ಹೋಗ್ತಾರೆ. ಇಲ್ಲ ಅಂತಂದರೆ ಗೊಜ್ಜು ತಯಾರಿಕೆ ಆಗಿರ್ಬೋದು, ಸಾಂಬಾರ್ ತಯಾರಿಕೆ ಆಗಿರ್ಬೋದು, ಚಟ್ನಿ ಆಗಿರ್ಬೋದು, ವಿವಿಧ ಮೌಲ್ಯವರ್ಧಿತ ಪದಾರ್ಥಗಳ ತಯಾರಿಕೆಯಲ್ಲಿ ಯೂಸ್ ಮಾಡ್ತಾ ಹೋಗ್ತಾರೆ. ಸೊ ನಮ್ಮ ರೈತರು ಇದನ್ನು ಹೆಂಗೆ ಮಾರಾಟ ಮಾಡ್ತಾ ನೋಡೋದಾದ್ರೆ, ನೇರವಾಗಿ ಹಣ್ಣುಗಳನ್ನ ರೈತರಿಗೆ ಗ್ರಾಹಕರಿಗೆ ಮಾರಾಟವನ್ನು ಮಾಡ್ತಾ ಹೋಗ್ತಾರೆ, ಇಲ್ಲಾಂದರೆ ಚಿಲ್ಲರೆ ವ್ಯಾಪಾರಿಗಳಿಗೆ ಮಾರಾಟ ಮಾಡ್ತಾರೆ, ಇಲ್ಲ ಬೀದಿ ಬದಿ ವ್ಯಾಪಾರಿಗಳಿಗೆ ಇದನ್ನು ಮಾರಾಟ ಮಾಡ್ತಾ ಹೋಗ್ತಾರೆ.

0: ಸಕಟ ವ್ಯಾಪಾರಗಳನ್ನು ಕರಿತಾ ಹೋಗ್ತಿದ್ರೆ ಬಿಗ್ ಬಾಸ್ಕೆಟ್ ಆಗಿರ್ಬೋದು, ಮೋರ್ ಆಗಿರ್ಬೋದು, ಬಿಗ್ ಬಜಾರ್ ಆಗಿರ್ಬೋದು, ರಿಲಯನ್ಸ್ ಆಗಿರ್ಬೋದು, ಅಂಥ ಕಡೆಯಿಂದ ಮಾರಾಟ ಮಾಡ್ತಾ ಹೋಗ್ತಾರೆ. ಇಲ್ಲ ರೈತರು ಇನ್ನೇನು ಮಾಡ್ತಾರೆ ಅಂದರೆ ಇದನ್ನು ಅವರೇ ಬೆಳೆದ್ಬಿಟ್ಟು ಅವರೇ ಅದನ್ನು ಸಂಸ್ಕರಿತ ಪದಾರ್ಥಗಳನ್ನ ರೆಡಿ ಮಾಡಿಬಿಟ್ಟು ಬೇರೆ ಒಂದು ಕಂಟ್ರಿಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಹೋಗ್ತಾರೆ.
1: ಅದು ಪದ್ಧತಿ ಈಗ
0: ಅದು ಕೂಡ ಮಾಡ್ತಾ ಇದ್ದಾರೆ, ಯಾಕಂದರೆ ರೈತರೆಲ್ಲ ಬುದ್ಧಿವಂತರಾಗ್ಬಿಟ್ಟಿದ್ದಾರೆ ಈಗ. ಸೊ ಆ ಥರ ಮಾಡಿದ್ರೆ ಹೆಚ್ಚಿನ ಆದಾಯವನ್ನು ಪಡೋದಕ್ಕೆ ಅನುಕೂಲ ಆಗ್ತಾ ಇದೆ.
1: ಹೌದಾ? ಹಾಗಿದ್ರೆ ಡಾಕ್ಟರ್, ಈಗ ಯಾವ್ಯಾವ ದೇಶಗಳಿಗೆ ಈ ಒಂದು ಅಂಟೆಕಾಯಿ ಅಥವಾ ಅಂಟೆಕಾಯಿ ಉತ್ಪನ್ನಗಳು ಈಗ ರಫ್ತು ಮಾಡಲಾಗುತ್ತೆ, ನಮ್ಮ ರೈತರಿಗೆ ಆದಾಯ ತಂದು ಕೊಡ್ತಾ ಇದ್ದಾವೆ ಹೇಳಿ.
0: ಸೊ ನಮ್ಮ ರೈತರು ಎಲ್ಲಿ ಎಲ್ಲಿ ಈ ಒಂದು ಬೆಳೆಗಳನ್ನು, ಈ ಒಂದು ಬೆಳೆದಿರುವಂತಹ ಸಂಸ್ಕರಿತ ಮೌಲ್ಯವರ್ಧಿತ ಪದಾರ್ಥಗಳನ್ನ ಯಾವ್ಯಾವ ಒಂದು ದೇಶಗಳಿಗೆ ಕಳಿಸ್ತಾರೆ ನೋಡ್ತಾ ಹೋದರೆ, UAE ಅಂತ ಕರಿತಾ ಹೋಗ್ತೀವಿ, ಅಥವಾ ಸೌದಿ ಅರೇಬಿಯಾ ಆಗಿರ್ಬೋದು, ಕತಾರ್ ಆಗಿರ್ಬೋದು, ಯುನೈಟೆಡ್ ಕಿಂಗ್ಡಮ್ಸ್ ಆಗಿರ್ಬೋದು, ಜರ್ಮನಿ ಆಗಿರ್ಬೋದು, ಅಮೇರಿಕಾ ಆಗಿರ್ಬೋದು, ಆಸ್ಟ್ರೇಲಿಯಾ, ಸಿಂಗಾಪುರ, ಮಲೇಷ್ಯಾ, ಈ ಥರ ಎಲ್ಲ ಕಂಟ್ರಿಗೂ ಏನಾಗ್ತಿದೆ, ಮಾರಾಟವನ್ನು ಮಾಡ್ತಾ ಇದ್ದಾರೆ ನಮ್ಮ ರೈತರು. ಸೊ ಇದನ್ನು ಅಪೇಡ ಸಂಸ್ಥೆ ಒಂದುಗಳಿಗೆ ಕೈ ಜೋಡಿಸ್ಬಿಟ್ಟು ಅದಕ್ಕೆ ಬೇಕಾಗಿರುವಂಥ ಸೂಕ್ತ ಕ್ರಮಗಳನ್ನು ಪಾಲನೆ ಮಾಡಿಬಿಟ್ಟು ನಮ್ಮ ರೈತರು ನೇರವಾಗಿ ಒಂದು ಮಾರಾಟವನ್ನು ಮಾಡ್ತಾ ಇದ್ದಾರೆ.
1: ಅಪೇಡ ಸಂಸ್ಥೆ ಮೂಲಕನೂ ಇದರ ಬಗ್ಗೆ ಮಾಹಿತಿ ಸಿಗುತ್ತೆ.
0: ಖಂಡಿತವಾಗಲು ಖಂಡಿತವಾಗಲು.
1: ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ಹೀಗೆ ಕೃಷಿ ವಿಶ್ವವಿದ್ಯಾಲಯ ಅಥವಾ ಇನ್ನೆಲ್ಲಿ ಸಿಗ್ಬೋದು?
0: ಸೊ ಕೃಷಿ ವಿಶ್ವವಿದ್ಯಾಲಯ ಒಂದು ಮುಖ್ಯವಾಗಿ, ಎರಡನೇದಾಗಿ ತೋಟಗಾರಿಕೆ ಇಲಾಖೆ ಆಗಿರ್ಬೋದು, ಕೃಷಿ ಇಲಾಖೆ ಆಗಿರ್ಬೋದು, ಕೃಷಿ ವಿಜ್ಞಾನ ಕೇಂದ್ರ, ಈ ಥರ ಹಲವಾರು ರೀತಿಯಂತಹ ಸಂಸ್ಥೆಗಳಿದ್ದಾವೆ. ಸೊ ICAR ಒಂದು ಇರೋದ್ರಿಂದ ಕೆಲವೊಂದು ಸಂಸ್ಥೆಗಳಿರ್ತವೆ. ಆ ಒಂದು ಸಂಸ್ಥೆಗಳಲ್ಲಿ ತಾವು ಹೋಗ್ಬಿಟ್ಟು ತಮಗೆ ಯಾವುದೇ ಬೆಳೆ ಆಗಲಿ ಆ ಬೆಳೆಯ ಬಗ್ಗೆ ಮಾಹಿತಿ ಕೇಳಿದ್ರೆ ಎಲ್ಲ ವಿಜ್ಞಾನಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಎಲ್ಲರೂ ಇರೋದು ರೈತರಿಗೋಸ್ಕರ, ಖಂಡಿತವಾಗಲೂ ಕೂಡ ತಮಗೆ ಮನವರಿಕೆ ಆಗುವ ರೀತಿಯಲ್ಲಿ ಎಲ್ಲ ಥರದ ಮಾಹಿತಿಯನ್ನು ತಮಗೆ ತಲುಪಿಸ್ತಾರೆ.
1: ಈಗ ಅಂಟೆಕಾಯಿ ಉತ್ಪನ್ನ ಸಾಮಾನ್ಯವಾಗಿ ಯಾವ ರೀತಿಯಲ್ಲಿ ಉಪಯೋಗ ಆಗಿಸ್ತದೆ? ಈಗ ಅಂಟೆಕಾಯಿ ಎಲೆನೂ ಉಪಯೋಗಿಸ್ತಾರ?
0: ಇಲ್ಲ, ಅಂಟೆಕಾಯಿ ಕಾಯಿ ಹೆಸರು ಹೇಳುತ್ತೆ, ಕಾಯಿ. ಆ ಅಂಟೆ ಕಾಯಿ ಅಂದರೆ ಕಾಯಿನ ಮಾತ್ರ ನಾವು ಜಾಸ್ತಿ ಉಪಯೋಗವನ್ನು ಮಾಡ್ತಾ ಹೋಗ್ತೀವಿ.
1: ಓಕೆ, ತುಂಬ ಸಂತೋಷ ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ. ಪ್ರಸ್ತುತ ಚಿಂತಾಮಣಿಯ ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕಾ ವಿಜ್ಞಾನಿಯಾಗಿ ಇವತ್ತು ನಮ್ಮ ರೈತರಿಗೆ ಅಂಟೆಕಾಯಿ ಬೆಳೆ ಬೇಸಾಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಒದಗಿಸಿದ್ರಿ. ತಮಗೆ ತುಂಬ ಧನ್ಯವಾದ. ಕೆಲವು ರೈತರು ಇರ್ತಾರೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂತಿರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ಹೇಳಿ.
0: ಖಂಡಿತವಾಗಲೂ ಸರ್, ನನ್ನ ದೂರವಾಣಿ ಸಂಖ್ಯೆ 9909139935. ಮತ್ತೊಮ್ಮೆ 9909139935. ಧನ್ಯವಾದಗಳು,
1: ನಮಸ್ಕಾರ.
2: ಇದುವರೆಗೆ ಅಮಟೆಕಾಯಿ ಬೇಸಾಯದ ಕ್ರಮಗಳು ಈ ಕುರಿತು ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ತಿಮ್ಮಪ್ಪ ಹೆಚ್ ಗೌಡ. ಇನ್ನೀಗ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ಕೇಳಿ ತಿಮ್ಮಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ.

ತಿಮ್ಮಮ್ಮ ಮತ್ತು ಸಂಗಡಿಗರಿಂದ ಜನಪದ ಸೋಬಾನೆ ಪದವನ್ನ ಕೇಳಿದಿರಿ. ಜನಪದ ಸಂಗೀತ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಕೃಷಿರಂಗ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.

0: ಬೆಟ್ಟ ಗುಡ್ಡ
1: ಕೆರೆ ಕುಂಟೆ
0: ಗಿಡ ಮರಗಳಿಲ್ಲದ ಊರು
1: ಮರುಭೂಮಿ ಇದ್ದಂತೆ.
0: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
1: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
0: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
1: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
0: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ.
1: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

0: ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿ ಕ್ಷಣವೂ ಪ್ರಾರ್ಥಿಸೋಣ.
1: ಸಮಯ 7:34. ಮೊದಲಿಗೆ ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.
2: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ಶ್ರೋತೃಗಳೇ, ನಾಳೆ ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ನೇತ್ರದಾನ ಮಹಾದಾನ ಈ ಕುರಿತು ಮಾತನಾಡುತ್ತಾರೆ ಮೈಸೂರು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ನೇತ್ರ ವಿಭಾಗದ ಸಹ ಪ್ರಾಧ್ಯಾಪಕರು ಹಾಗೂ ನೇತ್ರ ಭಂಡಾರ ಅಧಿಕಾರಿಗಳಾದ ಡಾ ಶುಭ್ರತಾ ಎಸ್ ಹೆಗಡೆ. ಈ ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಉಜ್ಬೇಕಿಸ್ತಾನದ ಅತ್ಯುನ್ನತ ಗೌರವ ಪ್ರದಾನ. ಹೆಣ್ಣು ಮಕ್ಕಳ ಅಭ್ಯುದಯಕ್ಕೆ ಕೇಂದ್ರ ಸರ್ಕಾರದಿಂದ ಹಲವು ಕ್ರಮ, ಮನ್ ಕಿ ಬಾತ್ನಲ್ಲಿ ಪ್ರಧಾನಮಂತ್ರಿ ವಿವರಣೆ. ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಗೃಹಲಕ್ಷ್ಮಿ ಯೋಜನೆಗೆ ಇಂದು 3 ವರ್ಷ, ಮಹಿಳೆಯರಿಗೆ ಆಶಾಕಿರಣ. ಹಾಗೂ ದುಬೈನಲ್ಲಿಂದು T20 ಏಷ್ಯಾ ಕಪ್ ಕ್ರಿಕೆಟ್ ಪಂದ್ಯ, ಭಾರತ ಮತ್ತು ಥಾಯ್ಲೆಂಡ್ ವನಿತೆಯರ ತಂಡ ಮುಖಾಮುಖಿ. ವಾರ್ತೆಗಳ ವಿವರ. ಉಜ್ಬೇಕಿಸ್ತಾನ ಪ್ರವಾಸದಲ್ಲಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಅಲ್ಲಿನ ಅಧ್ಯಕ್ಷ ಶೌಕತ್ ಮಿರ್ಜಿಯೋಯೋವ್ ತಾಷ್ಕೆಂಟ್ನಲ್ಲಿಂದು ಆ ದೇಶದ ಅತ್ಯುನ್ನತ ಗೌರವವಾದ ಆರ್ಡರ್ ಆಫ್ ವಲಿ ದರಾಜಲಿ ದೋಸ್ಲಿಕ್ ಪ್ರದಾನ ಮಾಡಿದ್ದಾರೆ. ಈ ಗೌರವವನ್ನು

0: ಭಾರತ ಮತ್ತು ಉಜ್ಬೇಕಿಸ್ತಾನದ ನಡುವಿನ ಶಾಶ್ವತ ಸ್ನೇಹ ಬಾಂಧವ್ಯಕ್ಕೆ ಸಮರ್ಪಿಸುವುದಾಗಿ ಪ್ರಧಾನಮಂತ್ರಿ ಹೇಳಿದ್ದಾರೆ. ಉಜ್ಬೇಕಿಸ್ತಾನದ ಅತ್ಯುನ್ನತ ಗೌರವಕ್ಕೆ ಭಾಜನರಾಗಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಕೇಂದ್ರ ಸಚಿವರು ಅಭಿನಂದಿಸಿದ್ದಾರೆ. ಈ ಪ್ರತಿಷ್ಠಿತ ಗೌರವವು ಪ್ರಧಾನಮಂತ್ರಿಯವರ ದೂರದೃಷ್ಟಿಯ ನಾಯಕತ್ವ ಹಾಗೂ ಉಭಯ ದೇಶಗಳ ನಡುವಿನ ಶಾಶ್ವತ ಸ್ನೇಹವನ್ನು ಮತ್ತಷ್ಟು ಗಟ್ಟಿಗೊಳಿಸಲು ಅವರ ನಿರಂತರ ಪ್ರಯತ್ನಗಳಿಗೆ ಸಾಕ್ಷಿಯಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಾಮಾಜಿಕ ಮಾಧ್ಯಮದಲ್ಲಿ ಹೇಳಿದ್ದಾರೆ. ಜಾಗತಿಕ ದಕ್ಷಿಣದ ಧ್ವನಿಯನ್ನು ಬಲಪಡಿಸುವ ಪ್ರಧಾನಮಂತ್ರಿ ಮೋದಿಯವರ ರಾಜತಾಂತ್ರಿಕತೆಯ ನೀತಿಯು ಹೊಸ ಸಾಧ್ಯತೆಗಳತ್ತ ಸಾಗುತ್ತಿದ್ದು ಇದು ಹೆಮ್ಮೆಯ ಕ್ಷಣ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಉಭಯ ದೇಶಗಳ ಮೈತ್ರಿಯನ್ನು ಮತ್ತಷ್ಟು ಗಟ್ಟಿಗೊಳಿಸಲು ಪ್ರಧಾನಮಂತ್ರಿಯವರ ನಿರಂತರ ಪ್ರಯತ್ನಗಳಿಗೆ ಈ ಪ್ರಶಸ್ತಿ ಮಾನ್ಯತೆಯಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ಇದು ಭಾರತದ ಹೆಚ್ಚುತ್ತಿರುವ ಜಾಗತಿಕ ಸ್ಥಾನಮಾನವನ್ನು ತೋರಿಸಿದೆ ಎಂದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ಮೋದಿಯವರಿಗೆ ದೊರಕಿರುವ 35ನೇ ಜಾಗತಿಕ ಗೌರವ ಇದಾಗಿದ್ದು ಅವರ ನಾಯಕತ್ವ ಜಾಗತಿಕ ಶಾಂತಿಯ ಬದ್ಧತೆ ಹಾಗೂ ಅಭಿವೃದ್ಧಿಯ ದೃಷ್ಟಿಕೋನಕ್ಕೆ ವಿಶ್ವದ ಮನ್ನಣೆಯಾಗಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಸಂತಸ ವ್ಯಕ್ತಪಡಿಸಿದ್ದಾರೆ. ಭಾರತ ಮತ್ತು ಉಜ್ಬೇಕಿಸ್ತಾನದ ಬಾಂಧವ್ಯ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆ ಮಟ್ಟಕ್ಕೆ ಉನ್ನತೀಕರಣಗೊಳ್ಳುತ್ತಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ಉಭಯ ದೇಶಗಳು ಯುರೇನಿಯಂ ಪೂರೈಕೆಗಾಗಿ ದೀರ್ಘಾವಧಿಯ ಒಪ್ಪಂದವನ್ನು ಮಾಡಿಕೊಂಡಿದೆ ಎಂದು ಅವರು ತಿಳಿಸಿದ್ದಾರೆ. ದ್ವಿಪಕ್ಷೀಯ ಸಹಕಾರದ ಎಲ್ಲ ಅಂಶಗಳಿಗೆ ನಿಕಟ ಸಮನ್ವಯದ ಮೂಲಕ ಮಾರ್ಗದರ್ಶನ ನೀಡಲು ವಿದೇಶಾಂಗ ಸಚಿವರ ಮಟ್ಟದಲ್ಲಿ ಸಮನ್ವಯ ಮಂಡಳಿಯನ್ನು ಸ್ಥಾಪಿಸಲಾಗುವುದು ಎಂದು ಪ್ರಧಾನಮಂತ್ರಿ ಹೇಳಿದ್ದಾರೆ. ಸೆಪ್ಟೆಂಬರ್ 1 ಉಜ್ಬೇಕಿಸ್ತಾನದ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಅಲ್ಲಿನ ಜನತೆಗೆ ಪ್ರಧಾನಮಂತ್ರಿ ಶುಭಾಶಯ ಕೋರಿದ್ದಾರೆ. ಆರೋಗ್ಯಕರ ಮತ್ತು ಉಜ್ವಲ ಭವಿಷ್ಯದ ಸಂಕಲ್ಪದ ಸಾಕಾರಕ್ಕೆ ದೇಶದಾದ್ಯಂತ ಜನರು ವಿಶೇಷವಾಗಿ ಯುವಜನರು ಹೆಚ್ಚಿನ ಸಂಖ್ಯೆಯಲ್ಲಿ ವಿಕಸಿತ ಭಾರತಕ್ಕಾಗಿ ಮಾದಕ ದ್ರವ್ಯ ಮುಕ್ತ ಭಾರತ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದಾರೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹರ್ಷ ವ್ಯಕ್ತಪಡಿಸಿದ್ದಾರೆ. ಆಕಾಶವಾಣಿಯ ಮಾಸಿಕ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಅವರು ಮಾದಕ ವ್ಯಸನ ಕೇವಲ ಆ ವ್ಯಕ್ತಿಯನ್ನು ಮಾತ್ರ ಬಾಧಿಸುವುದಿಲ್ಲ, ಅದರ ಪರಿಣಾಮ ಇಡೀ ಕುಟುಂಬ ಮತ್ತು ಸಮಾಜದ ಮೇಲಾಗುತ್ತದೆ, ಹೀಗಾಗಿ ಮನಮುಟ್ಟುವ ಘೋಷಣೆ ಸೃಜನಶೀಲ ಹಾಡುಗಳ ಮೂಲಕ ಮಾದಕ ವಸ್ತುಗಳ ದುಷ್ಪರಿಣಾಮದ ಬಗ್ಗೆ ಯುವಜನರು ಜಾಗೃತಿ ಮೂಡಿಸುವಂತೆ ಕರೆ ನೀಡಿದರು. ಮಹಿಳೆಯರ ಸ್ವಾವಲಂಬನೆಯ ಅಗತ್ಯದ ಬಗ್ಗೆ ಒತ್ತಿ ಹೇಳಿರುವ ಪ್ರಧಾನಮಂತ್ರಿ, ಪಿಎಂ ಸ್ವನಿಧಿ ಯೋಜನೆಯ ಮೂಲಕ ಲಕ್ಷಾಂತರ ಮಹಿಳೆಯರು ಹೊಸ ಬಲವನ್ನು ಪಡೆದಿದ್ದು ಈ ಯೋಜನೆಯ ನೆರವಿನೊಂದಿಗೆ ತಮ್ಮ ವ್ಯಾಪಾರವನ್ನು ವಿಸ್ತರಿಸಿಕೊಳ್ಳುತ್ತಿದ್ದಾರೆ ಎಂದರು. ಇದಕ್ಕೆ ನಿದರ್ಶನವಾಗಿ ಬೆಂಗಳೂರಿನ ನಿಂಗಮ್ಮ ಮತ್ತು ಗಾಜಿಯಾಬಾದ್ನ ಬಬಿತಾ ಶರ್ಮಾ ಅವರ ಯಶೋಗಾಥೆಯನ್ನು ನೀಡಿದರು. ಸುಮಾರು 46% ಮಹಿಳೆಯರು ಪಿಎಂ ಸ್ವನಿಧಿ ಯೋಜನೆಯ ಫಲಾನುಭವಿಗಳಾಗಿದ್ದು ಈ ಯೋಜನೆಯ ನೆರವು ಪಡೆದ 35 ಲಕ್ಷ ಮಹಿಳೆಯರು ಆತ್ಮವಿಶ್ವಾಸದಿಂದ ತಮ್ಮ ಉದ್ಯಮದ ಜೊತೆಗೆ ಕುಟುಂಬವನ್ನು ಕೂಡ ಮುನ್ನಡೆಸುತ್ತಿದ್ದಾರೆ ಎಂದು ಅವರು ತಿಳಿಸಿದರು. ಬಾಹ್ಯಾಕಾಶಯಾನದ ಹೆಣ್ಣು ಮಕ್ಕಳ ಕನಸಿಗೆ ರೆಕ್ಕೆ ನೀಡಲು ಮಿಷನ್ ಶಕ್ತಿ ಸ್ಯಾಟ್ ಉಪಕ್ರಮ ಆರಂಭಿಸಲಾಗಿದೆ. ಇದರ ಮೂಲಕ 108 ದೇಶಗಳ 12,000 ವಿದ್ಯಾರ್ಥಿನಿಯರಿಗೆ ನಾವೀನ್ಯತಾ ಕ್ಷೇತ್ರದಲ್ಲಿ ಉಪಗ್ರಹ ತಂತ್ರಜ್ಞಾನವನ್ನು ಕಲಿಸುವ ಅವಕಾಶ ದೊರೆಯುತ್ತಿದೆ ಎಂದು ತಿಳಿಸಿದರು. ಸ್ವಚ್ಛತೆಯ ಅಗತ್ಯದ ಬಗ್ಗೆ ಪ್ರಸ್ತಾಪಿಸುತ್ತಾ ಉತ್ತರ ಪ್ರದೇಶದ ಆಕಾಶ್ ಮತ್ತು ರೋಹನ್ ಅವರು ನದಿಯ ಘಟ್ಟಗಳು ಸೇರಿದಂತೆ ಸಾರ್ವಜನಿಕ ಸ್ಥಳಗಳನ್ನು ಸ್ವಚ್ಛಗೊಳಿಸಲು ಇತರರಿಗೆ ಪ್ರೇರಣೆ ನೀಡಿರುವುದನ್ನು ಪ್ರಧಾನಿ ಉಲ್ಲೇಖಿಸಿದರು. ಒಂದು ಸ್ಥಳವನ್ನು ಸ್ವಚ್ಛವಾಗಿಡುವ ಸಂಕಲ್ಪ ಜನರ ಸ್ವಯಂ ಬದ್ಧತೆಯಾದಾಗ ಆ ಸ್ಥಳದ ಸಂಪೂರ್ಣ ಗುರುತೇ ಬದಲಾಗುತ್ತದೆ ಎಂದರು. ಅಮರನಾಥ ಯಾತ್ರೆಯ ಸಂದರ್ಭದಲ್ಲಿ 400 ಮೆಟ್ರಿಕ್ ಟನ್ಗೂ ಅಧಿಕ ತ್ಯಾಜ್ಯವನ್ನು ಸಂಗ್ರಹಿಸಿ ಸಂಸ್ಕರಿಸಲಾಗಿದೆ ಎಂದು ತಿಳಿಸಿದ ಅವರು, ಒಡಿಶಾದ ದೇಬ್ರಿಗಡ ಪ್ರದೇಶದ ದೋದ್ರೋ ಕುಸುಮ್ನ ಮೈಥಿಲಿ ಭೂವೆ ಅವರು ಪ್ರಕೃತಿಯ ಸಂರಕ್ಷಣೆಯೊಂದಿಗೆ ಜೀವನದಲ್ಲಿ ಸಮೃದ್ಧಿ ಸಾಧಿಸಲು ಸಾಧ್ಯ ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ ಎಂದು ಹೇಳಿದರು. ಮುಂಬೈನ ಕೃಷ್ಣ ಶೇಷಾದ್ರಿ ಅವರು ರೂಪಿಸಿರುವ ಭಾರತರಾಜ್ಯ.com ಎಂಬ ವಿಶಿಷ್ಟ ಜಾಲತಾಣದ ಬಗ್ಗೆಯೂ ಮಾತನಾಡಿದ ಅವರು, ಈ ಜಾಲತಾಣದಲ್ಲಿ ಯಾವುದೇ ವರ್ಷವನ್ನು ಆಯ್ಕೆ ಮಾಡಿದರೆ ಆ ಕಾಲದಲ್ಲಿ ಭಾರತದ ಯಾವ ಭಾಗದಲ್ಲಿ ಯಾರ ಆಳ್ವಿಕೆ ಇತ್ತು ಎಂಬ ಮಾಹಿತಿಯನ್ನು ಸುಲಭವಾಗಿ ತಿಳಿಯಬಹುದಾಗಿದೆ. ಇತಿಹಾಸ ವಿದ್ಯಾರ್ಥಿಗಳು ಮಾತ್ರವಲ್ಲದೆ ಇತರರು ಕೂಡ ಭಾರತದ ಗತಕಾಲದ ಮಾಹಿತಿ ಪಡೆಯಬಹುದು ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ರಾಷ್ಟೀಯ ಕೈಮಗ್ಗ ದಿನ, ಭಾರತ ಬಿಟ್ಟು ತೊಲಗಿ ಚಳುವಳಿಯ ಸ್ಮರಣೆ, ವಿಭಜನೆಯ ಭೀಕರತೆ ಸ್ಮೃತಿ ದಿನ ಮೊದಲಾದವು ಸೇರಿದಂತೆ ಈ ತಿಂಗಳಲ್ಲಿ ದೇಶಭಕ್ತಿಯು ವೈವಿಧ್ಯಮಯವಾಗಿ ಅಭಿವ್ಯಕ್ತಗೊಂಡಿದೆ. ಹರ್ ಘರ್ ತಿರಂಗ ಅಭಿಯಾನ ಈ ಭಾವಕ್ಕೆ ಮತ್ತಷ್ಟು ಚೈತನ್ಯ ತುಂಬಿದೆ. ಕೃಷ್ಣ ಜನ್ಮಾಷ್ಟಮಿ, ವಿಶ್ವಕರ್ಮ ಜಯಂತಿ ಸೇರಿದಂತೆ ಮುಂದಿನ ತಿಂಗಳ ಎಲ್ಲ ಹಬ್ಬ ಉತ್ಸವಗಳಿಗೆ ಇದೇ ವೇಳೆ ಪ್ರಧಾನಮಂತ್ರಿ ಶುಭ ಹಾರೈಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಗೃಹಲಕ್ಷ್ಮಿ ಯೋಜನೆ ಆರಂಭವಾಗಿ ಇಂದಿಗೆ 3 ವರ್ಷಗಳಾಗಿದ್ದು ಹೆಣ್ಣುಮಕ್ಕಳಲ್ಲಿ ಸಬಲೀಕರಣದ ಭರವಸೆ ತುಂಬಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಗೃಹಲಕ್ಷ್ಮಿ ಎಂದರೆ ಕೇವಲ 2,000 ರೂಪಾಯಿಯಲ್ಲ, ಅದು ಒಬ್ಬ ತಾಯಿಯ ಕಣ್ಣಲ್ಲಿ ನೆಮ್ಮದಿಯಾಗಿ, ಮಹಿಳೆಯರಿಗೆ ಆತ್ಮಗೌರವವಾಗಿ, ಮಕ್ಕಳ ಭವಿಷ್ಯಕ್ಕೆ ಬೆಳಕಾಗಿ, ವಿವಿಧ ರೀತಿಯಲ್ಲಿ ಸ್ವಾವಲಂಬನೆಗೆ ಪೂರಕವಾಗಿದೆ. 3 ವರ್ಷಗಳ ಗೃಹಲಕ್ಷ್ಮಿ ಯೋಜನೆಯ ಯಶಸ್ವಿ ಪಯಣ ಲಕ್ಷಾಂತರ ಮಹಿಳೆಯರ ಬದುಕಿನಲ್ಲಿ ಹೊಸ ಭರವಸೆ ಮೂಡಿಸಿದೆ ಎಂದು ಅವರು ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ತಿಳಿಸಿದ್ದಾರೆ. ರಾಜ್ಯ ಸರ್ಕಾರವು 3 ವರ್ಷಗಳ ಹಿಂದೆ ಈ ದಿನದಂದು ಮಹತ್ವಾಕಾಂಕ್ಷಿ ಗೃಹಲಕ್ಷ್ಮಿ ಯೋಜನೆಯನ್ನು ಜಾರಿಗೆ ತಂದಿದ್ದು, ಇದು ಲಕ್ಷಾಂತರ ಮಹಿಳೆಯರ ದೈನಂದಿನ ವೆಚ್ಚಗಳಿಗೆ ನೆರವಾಗಿ ಅವರಲ್ಲಿ ಆಶಾಕಿರಣ ಮೂಡಿಸಿದೆ ಎಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಕ್ಸ್ನಲ್ಲಿ ತಿಳಿಸಿದ್ದಾರೆ. ವಿಶ್ವಾಸಾರ್ಹತೆಯೇ ಪತ್ರಿಕೋದ್ಯಮದ ಪ್ರಮುಖ ನೈತಿಕ ಮೌಲ್ಯವೆಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ಕೇರಳದ ಅಲಪ್ಪುಳದಲ್ಲಿ ಕೇರಳ ಕೌಮುದಿ ಪತ್ರಿಕೆಯ 115ನೇ ವಾರ್ಷಿಕೋತ್ಸವ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು, 100 ಶತಮಾನಕ್ಕೂ ಹೆಚ್ಚು ಕಾಲ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ನೈತಿಕ ಮೌಲ್ಯಗಳನ್ನು ತ್ಯಜಿಸದೆ ಸೇವೆ ಸಲ್ಲಿಸುತ್ತಿರುವ ಪತ್ರಿಕೆಯನ್ನು ಉಪರಾಷ್ಟಪತಿ ಅಭಿನಂದಿಸಿದರು. ಈ ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್, ಸಚಿವ ರೋಜಿ ಎಂ ಜಾನ್ ಸೇರಿದಂತೆ ಗಣ್ಯರು ಉಪಸ್ಥಿತರಿದ್ದರು. ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಡಿ ಅತ್ಯಂತ ಕಡಿಮೆ ಬಡ್ಡಿದರದಲ್ಲಿ ಸಾಲ ಸಿಗಲಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವ ಮಾಹಿತಿಯಲ್ಲಿ ಸತ್ಯಾಂಶವಿಲ್ಲವೆಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಸಾಲ ಮಂಜೂರಾತಿ ಪತ್ರ ನಕಲಿ ಎಂದು ವಾರ್ತಾಶಾಖೆ ಪಿಐಬಿಯ ಸತ್ಯಶೋಧನಾ ಘಟಕ ತಿಳಿಸಿದೆ. ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಡಿ ಸಾಲ ಪಡೆಯಲು ಸಮೀಪದ ಬ್ಯಾಂಕ್ ಶಾಖೆಗಳು, ಭಾರತೀಯ ರಿಸರ್ವ್ ಬ್ಯಾಂಕ್ನಲ್ಲಿ ನೋಂದಾಯಿತ ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು, ಸೂಕ್ಷ್ಮ ಹಣಕಾಸು ಸಂಸ್ಥೆಗಳು ಸೇರಿದಂತೆ ಅಧಿಕೃತ ಹಣಕಾಸು ಸಂಸ್ಥೆಗಳನ್ನು ಸಂಪರ್ಕಿಸಬಹುದು ಎಂದು ಪಿಐಬಿ ತಿಳಿಸಿದೆ. ದುಬೈನಲ್ಲಿ ಇಂದು ನಡೆಯಲಿರುವ ಟಿ20 ಏಷ್ಯಾ ಕಪ್ ಕ್ರಿಕೆಟ್ ಪಂದ್ಯದಲ್ಲಿ ಭಾರತದ ವನಿತೆಯರ ತಂಡ ಥಾಯ್ಲೆಂಡ್ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8:30 ಆರಂಭವಾಗಲಿದೆ. ದುಬೈನ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಮಹಿಳಾ ಏಷ್ಯಾ ಟಿ20 ಪಂದ್ಯಾವಳಿ ಶುಕ್ರವಾರ ಆರಂಭವಾಗಿದ್ದು ಒಟ್ಟು 8 ತಂಡಗಳು ಏಷ್ಯಾ ಕಪ್ನಲ್ಲಿ ಸ್ಪರ್ಧಿಸುತ್ತಿವೆ. ಇದನ್ನು 2 ಗುಂಪುಗಳಾಗಿ ವಿಂಗಡಿಸಲಾಗಿದ್ದು ಭಾರತ ತಂಡ ಪಾಕಿಸ್ತಾನ, ಥಾಯ್ಲೆಂಡ್ ಮತ್ತು ಹಾಂಗ್ಕಾಂಗ್ ಜೊತೆಗೆ ಗ್ರೂಪ್ ಎನಲ್ಲಿ ಸ್ಥಾನ ಪಡೆದಿದ್ದರೆ ಬಾಂಗ್ಲಾದೇಶ, ಇಂಡೋನೇಷ್ಯಾ, ಶ್ರೀಲಂಕಾ ಮತ್ತು ಯುಎಇ ತಂಡಗಳು ಗ್ರೂಪ್ ಬಿನಲ್ಲಿ ಆಡಲಿವೆ. ಅಗ್ರ 2 ತಂಡಗಳು ಸೆಮಿಫೈನಲ್ಗೆ ಅರ್ಹತೆ ಪಡೆಯಲಿವೆ. ಸೆಪ್ಟೆಂಬರ್ 5ರಂದು ಭಾರತ ಪಾಕಿಸ್ತಾನ ನಡುವೆ ಪಂದ್ಯ ನಡೆಯಲಿದೆ. ಬೆಲ್ಜಿಯಂನಲ್ಲಿ ಇಂದು ನಡೆಯಲಿರುವ ಎಫ್ಐಎಚ್ ಪುರುಷರ ಹಾಕಿ ವಿಶ್ವಕಪ್ ಫೈನಲ್ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಜರ್ಮನಿ ಮತ್ತು ಸ್ಪೇನ್ ಸೆಣಸಲಿವೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8 ಗಂಟೆಗೆ ಆರಂಭವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಉಜ್ಬೇಕಿಸ್ತಾನದ ಅತ್ಯುನ್ನತ ಗೌರವ ಪ್ರಧಾನ. ಹೆಣ್ಣುಮಕ್ಕಳ ಅಭ್ಯುದಯಕ್ಕೆ ಕೇಂದ್ರ ಸರ್ಕಾರದಿಂದ ಹಲವು ಕ್ರಮ, ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ವಿವರಣೆ. ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಗೃಹಲಕ್ಷ್ಮಿ ಯೋಜನೆಗೆ ಇಂದು 3 ವರ್ಷ, ಮಹಿಳೆಯರಿಗೆ ಆಶಾಕಿರಣ. ಹಾಗೂ ದುಬೈನಲ್ಲಿಂದು ಟಿ20 ಏಷ್ಯಾ ಕಪ್ ಕ್ರಿಕೆಟ್ ಪಂದ್ಯ, ಭಾರತ ಮತ್ತು ಥಾಯ್ಲೆಂಡ್ ವನಿತೆಯರ ತಂಡ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
4: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕೃತಕ ಬುದ್ಧಿಮತ್ತೆ ಮತ್ತು ಸಮಾಜದ ಮೇಲೆ ಅದರ ಪ್ರಭಾವ, ಈ ಕುರಿತು ಮಾತನಾಡುತ್ತಾರೆ ರಾಜೇಂದ್ರ ತೊದಲಬಾಗಿ ಅವರು.
5: ನಾನು ನನ್ನ ಭಾಷಣವನ್ನು ಒಂದು ಸಣ್ಣ ಕಥೆಯಿಂದ ಪ್ರಾರಂಭಿಸುತ್ತೇನೆ. ಮಹಾರಾಷ್ಟ್ರದ ಒಂದು ಹಳ್ಳಿಯ ರೈತನು ಬೆಳಗ್ಗೆ ಏಳುತ್ತಾನೆ. ಹೊಲಕ್ಕೆ ಹೋಗುವ ಮೊದಲು ಅವನು ತನ್ನ ಸ್ಮಾರ್ಟ್ಫೋನ್ನಲ್ಲಿ ಒಂದು ಅಪ್ಲಿಕೇಶನ್ ಓಪನ್ ಮಾಡುತ್ತಾನೆ. ಅಪ್ಲಿಕೇಶನ್ ಅವನಿಗೆ ತಿಳಿಸುತ್ತದೆ, ಮಧ್ಯಾಹ್ನದ ವೇಳೆಯಲ್ಲಿ ಮಳೆ

ಸಂಭವ ಇದೆ. ಅದಕ್ಕಾಗಿ ಬೆಳೆಗಳಿಗೆ ನೀರೆರೆಯುವುದನ್ನು ಮುಂದೂಡಲು ಸೂಚಿಸುತ್ತದೆ. ಇದಲ್ಲದೆ ಅವನ ಬೆಳೆಯ ಚಿತ್ರಗಳನ್ನು ವಿಶ್ಲೇಷಿಸಿ ಹಾನಿಕಾರಕ ಕೀಟದ ದಾಳಿಯ ಸಂಭವದ ಬಗ್ಗೆ ಎಚ್ಚರಿಸುತ್ತದೆ. ರೈತನು ಅರ್ಥ ಮಾಡಿಕೊಳ್ಳದಿದ್ದರೂ ಕೃತಕ ಬುದ್ಧಿಮತ್ತೆ ಅವನ ಉತ್ತಮ ನಿರ್ಧಾರಗಳಲ್ಲಿ ಸಹಾಯ ಮಾಡುತ್ತಿದೆ. ಇನ್ನೊಂದು ವೈದ್ಯಕೀಯ ರಂಗದ ಉದಾಹರಣೆಯನ್ನು ನೋಡೋಣ. ಬೆಂಗಳೂರಿನ ಒಂದು ಆಸ್ಪತ್ರೆಗೆ ವೈದ್ಯರು ರೋಗಿಯ ಎದೆಯ ಸ್ಕ್ಯಾನ್ ಪರಿಶೀಲಿಸುತ್ತಿದ್ದಾರೆ. ವೈದ್ಯರ ಜೊತೆಗೆ ಒಂದು ಎಐ ವ್ಯವಸ್ಥೆ ಸ್ಕ್ಯಾನ್ನಲ್ಲಿ ಸಣ್ಣ ಮಾದರಿಗಳನ್ನು ಅಂದರೆ ಪ್ಯಾಟರ್ನ್ಸ್ಗಳನ್ನು ಗುರುತಿಸುತ್ತಿದೆ. ಅವು ಮೊದಲಿನ ಹಂತದಲ್ಲಿ ಕಾಯಿಲೆಯನ್ನು ಸೂಚಿಸಬಹುದು. ಎಐ ವೈದ್ಯರನ್ನು ಬದಲಾಯಿಸುವುದಿಲ್ಲ, ಆದರೆ ಮುಖ್ಯವಾದ ವಿವರಗಳನ್ನು ಗುರುತಿಸಲು ಸಹಾಯ ಮಾಡುತ್ತದೆ. ರೈತರಿಂದ ವೈದ್ಯರವರೆಗೂ, ವಿದ್ಯಾರ್ಥಿಗಳಿಂದ ಅಂಗಡಿಯವರವರೆಗೂ ಕೃತಕ ಬುದ್ಧಿಮತ್ತೆ ನಮ್ಮ ದಿನನಿತ್ಯದ ಜೀವನದಲ್ಲಿ ನಿಧಾನವಾಗಿ ಸೇರಿಕೊಳ್ಳುತ್ತಿದೆ. ನಾನು ಇಂದು ಮಾತನಾಡಲು ಬಯಸುವುದು ಎಐ ಎಂದರೆ ಏನು, ಅದು ಹೇಗೆ ಬೆಳೆಯಿತು, ಯಾರು ಅದನ್ನು ನಿರ್ಮಿಸಿದ್ದಾರೆ, ಸಮಾಜ ಮತ್ತು ಆರ್ಥಿಕತೆಗೆ ಅದರ ಪ್ರಭಾವ ಏನು ಮತ್ತು ನಮ್ಮ ಭವಿಷ್ಯಕ್ಕೆ ಇದರ ಅರ್ಥ ಏನು ಎಂಬುದಾಗಿದೆ. ಕೃತಕ ಬುದ್ಧಿಮತ್ತೆ ಅಥವಾ ಎಐ ಎಂದರೆ ಸಾಧಾರಣವಾಗಿ ಮಾನವರ ಬುದ್ಧಿಮತ್ತೆಯ ಅಗತ್ಯವಿರುವ ಕಾರ್ಯಗಳನ್ನು ಯಂತ್ರಗಳು ನೆರವೇರಿಸುವುದು. ಈ ಕಾರ್ಯಗಳು ಯಾವವೆಂದರೆ ಭಾಷೆಯನ್ನು ಅರ್ಥ ಮಾಡಿಕೊಳ್ಳುವುದು, ಚಿತ್ರಗಳನ್ನು ಅಥವಾ ಧ್ವನಿಯನ್ನು ಗುರುತಿಸುವುದು, ಅನುಭವದಿಂದ ಕಲಿಯುವುದು, ನಿರ್ಧಾರ ತೆಗೆದುಕೊಳ್ಳುವುದು. ನಾವು ನಮ್ಮ ಅನೇಕ ದಿನಚರ್ಯೆಯಲ್ಲಿ ಎಐ ಅನ್ನು ಗಮನಿಸದೇ ಆಗಲೇ ಉಪಯೋಗ ಮಾಡುತ್ತಿದ್ದೇವೆ. ನಿಮ್ಮ ಸ್ಮಾರ್ಟ್ಫೋನ್ ಮುಖಮುದ್ರೆ ಮೂಲಕ ತೆರೆಯುವಾಗ ಬೆಂಗಳೂರು ಟ್ರಾಫಿಕ್ಗೆ ತ್ವರಿತ ಮಾರ್ಗವನ್ನು ಸೂಚಿಸುವ ನ್ಯಾವಿಗೇಷನ್ ಅಪ್ಲಿಕೇಶನ್ ಬಳಸಿದಾಗ ಅಥವಾ ಡಿಜಿಟಲ್ ಸಹಾಯಕನು ನಿಮ್ಮ ಪ್ರಶ್ನೆಗೆ ಉತ್ತರಿಸುವಾಗ ಎಐ ಶಾಂತವಾಗಿ ಹಿಂದೆ ಕೆಲಸ ಮಾಡುತ್ತಿದೆ. ಎಐ ಅನ್ನು ಒಂದು ವಿದ್ಯಾರ್ಥಿ ಕಲಿಯುತ್ತಿರುವಂತೆ ಕಲ್ಪಿಸಿ ಹೆಚ್ಚು ಉದಾಹರಣೆಗಳನ್ನು ಕಂಡಂತೆ ಅದು ಹೆಚ್ಚು ಉತ್ತಮವಾಗಿ ಮಾದರಿಗಳನ್ನು ಅಂದರೆ ಪ್ಯಾಟರ್ನ್ಸ್ಗಳನ್ನು ಗುರುತಿಸುತ್ತದೆ. ಎಐ ಅರ್ಥ ಮಾಡಿಕೊಳ್ಳಲು ನಾವು ಕೆಲವು ಸರಳ ಪದಗಳನ್ನು ತಿಳಿದುಕೊಳ್ಳುವುದು ಅವಶ್ಯ. ಆ ಪದಗಳೆಂದರೆ ಡೇಟಾ ಅಥವಾ ದತ್ತಾಂಶ, ಎಐ ಕಲಿಯುವ ತಾಜಾ ಮಾಹಿತಿ. ಉದಾಹರಣೆ, ನಾಯಿ ಮತ್ತು ಬೆಕ್ಕಿನ ಸಾವಿರಾರು ಚಿತ್ರಗಳು ಕಂಪ್ಯೂಟರ್ಗೆ ವ್ಯತ್ಯಾಸ ತಿಳಿಯಲು ಸಹಾಯ ಮಾಡುತ್ತವೆ. ಅಲ್ಗಾರಿದಮ್ ಅಥವಾ ಶಿಸ್ತುಬದ್ಧ ಕ್ರಮಾವಳಿ, ಕಂಪ್ಯೂಟರ್ ಸಮಸ್ಯೆ ಪರಿಹರಿಸಲು ಅನುಸರಿಸಬೇಕಾದ ಹಂತಗಳ ಸರಣಿ. ಯಂತ್ರ ಕಲಿಕೆ ಅಥವಾ ಮಷೀನ್ ಲರ್ನಿಂಗ್, ಪ್ರತಿ ನಿಯಮವನ್ನು ಪ್ರೋಗ್ರಾಂ ಮಾಡುವ ಬದಲು ಕಂಪ್ಯೂಟರ್ ಡೇಟಾದಿಂದ ಪ್ಯಾಟರ್ನ್ ಕಲಿಯುತ್ತದೆ. ನರಜಾಲಗಳು ಅಥವಾ ನ್ಯೂರಲ್ ನೆಟ್ವರ್ಕ್ಸ್, ಮಾನವನ ಮೆದುಳಿನ ನ್ಯೂರಾನ್ಗಳಿಂದ ಪ್ರೇರಣೆಯಾದ ಕಂಪ್ಯೂಟರ್ ವ್ಯವಸ್ಥೆಗಳು. ಎಐ ಅರ್ಥ ಮಾಡಿಕೊಳ್ಳಲು ಮುಖ್ಯವಾಗಿ ಎಐನಲ್ಲಿ ದತ್ತಾಂಶವನ್ನು ಕಲಿಯುವುದು ಮತ್ತು ನಿರೀಕ್ಷೆಗಳನ್ನು ಮಾಡುವುದು. ಎಐ ಕಥೆ ಇದು ಹೇಗೆ ಪ್ರಾರಂಭವಾಯಿತು? ಬುದ್ಧಿವಂತ ಯಂತ್ರಗಳ ಕಲ್ಪನೆ ಹಲವು ದಶಕಗಳ ಹಿಂದೆ ಪ್ರಾರಂಭವಾಯಿತು. 1940-50 ದಶಕದಲ್ಲಿ ಗಣಿತಜ್ಞ ಅಲನ್ ಟೂರಿಂಗ್ ಕೇಳಿದ ಪ್ರಶ್ನೆ ಏನೆಂದರೆ, ಯಂತ್ರಗಳು ಚಿಂತಿಸಬಹುದೇ? ಅವರು ಅದಕ್ಕೆ ಟೂರಿಂಗ್ ಟೆಸ್ಟ್ ಅನ್ನು ಸೂಚಿಸಿದರು. ಅದು ಯಂತ್ರವು ಮಾನವರಂತಹ ಸಂಭಾಷಣೆ ಮಾಡಬಹುದೇ ಎಂಬುದನ್ನು ಪರಿಶೀಲಿಸುವ ವಿಧಾನ. 1956 ಡಾರ್ಟ್ಮೌತ್ ಕಾಲೇಜ್ ಅಮೆರಿಕದಲ್ಲಿ ವಿಜ್ಞಾನಿಗಳು ಸೇರುವ ಮೂಲಕ ಕೃತಕ ಬುದ್ಧಿಮತ್ತೆ ವಿಜ್ಞಾನದ ಕ್ಷೇತ್ರವನ್ನು ಸ್ಥಾಪಿಸಿದರು. ಅಲ್ಲಿ ಒಬ್ಬ ಸಂಶೋಧಕ ಜಾನ್ ಮ್ಯಾಕಾರ್ಥಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಂಬ ಪದವನ್ನು ಜನಪ್ರಿಯಗೊಳಿಸಿದರು. ಹೆಚ್ಚು ವರ್ಷಗಳ ಕಾಲ ಪ್ರಗತಿ ನಿಧಾನವಾಗಿ ನಡೆಯಿತು. ಏಕೆಂದರೆ ಗಣಕಯಂತ್ರಕ್ಕೆ ದತ್ತಾಂಶವನ್ನು ವೇಗವಾಗಿ ಸಂಸ್ಕರಿಸಿ ಲೆಕ್ಕಾಚಾರ ಮಾಡುವ ಮತ್ತು ನಿರ್ವಹಿಸುವ ಶಕ್ತಿ ಕಡಿಮೆಯಾಗಿತ್ತು. ಅದರಂತೆಯೇ ದತ್ತಾಂಶದ ಲಭ್ಯತೆಯೂ ಸೀಮಿತವಾಗಿತ್ತು. ಆದರೆ 21ನೇ ಶತಮಾನದಲ್ಲಿ 3 ಪ್ರಮುಖ ಘಟಕಗಳು ಒಟ್ಟಿಗೆ ಬಂದಾಗ ಎಲ್ಲವೂ ಶರವೇಗದಲ್ಲಿ ಬದಲಾಯಿತು. ಅವುಗಳು ಶಕ್ತಿಶಾಲಿ ಕಂಪ್ಯೂಟರ್ಗಳು, ಇಂಟರ್ನೆಟ್ನಿಂದ ದೊಡ್ಡ ಪ್ರಮಾಣದ ದತ್ತಾಂಶದ ಲಭ್ಯತೆ, ಆಧುನಿಕ ಶಿಸ್ತುಬದ್ಧ ಕ್ರಮಾವಳಿಗಳು. ಈ ಸಂಯೋಜನೆ ಇಂದು ನಾವು ನೋಡುತ್ತಿರುವ ಎಐ ಕ್ರಾಂತಿಗೆ ಕಾರಣವಾಯಿತು. ಎಐ ಸ್ಥಾಪಕರಾದವರು ಅಲನ್ ಟೂರಿಂಗ್ ಗಣಿತದ ಮತ್ತು ಬುದ್ಧಿವಂತ ಯಂತ್ರಗಳ ತತ್ವವನ್ನು ರೂಪಿಸಿದರು. ಜಾನ್ ಮ್ಯಾಕಾರ್ಥಿ ಎಐ ವೈಜ್ಞಾನಿಕ ಶಾಖೆಯನ್ನು ಸ್ಥಾಪಿಸಿದರು. ಮಾರ್ವಿನ್ ಮಿನ್ಸ್ಕಿ ಯಂತ್ರಗಳು ಮಾನವನ ತರ್ಕವನ್ನು ನಕಲಿಸಬಹುದು ಎಂಬುದನ್ನು ಪರಿಶೀಲಿಸಿದರು. ಇತ್ತೀಚಿನ ದಶಕಗಳಲ್ಲಿ ಜಾಫ್ರಿ ಹಿಂಟನ್ ಹಲವೊಮ್ಮೆ ಆಳವಾದ ಕಲಿಕೆಯ ಅಂದರೆ ಡೀಪ್ ಲರ್ನಿಂಗ್ನ ಪಿತಾಮಹರಲ್ಲಿ ಒಬ್ಬ ಎಂದು ಕರೆಸಿಕೊಳ್ಳುವ ಅವರು ಆಧುನಿಕ ಎಐ ವ್ಯವಸ್ಥೆಗಳಿಗೆ ಶಕ್ತಿ ನೀಡುವ ನ್ಯೂರಲ್ ನೆಟ್ವರ್ಕ್ಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಇಂದು ಭಾರತ ಸೇರಿದಂತೆ ಸಾವಿರಾರು ವಿಜ್ಞಾನಿಗಳು ಎಐ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಈಗ ಭಾರತದಲ್ಲಿ ಎಐ ನಿಜ ಜೀವನದ ಉದಾಹರಣೆಗಳು.

ಐ ಎಕ್ಸ್ರೇ ಮೂಲಕ ಟಿಬಿ ಇತ್ಯಾದಿ ರೋಗಗಳನ್ನು ಗುರುತಿಸಲು ಉಪಯೋಗ ಮಾಡುವುದು. ಸ್ಥಾನೀಯ ಉದಾಹರಣೆಗಳು: ಹಣಕಾಸು ಜಾಲತಾಣದಲ್ಲಿ ವಂಚನೆ ಪತ್ತೆ, ಟ್ರಾಫಿಕ್ ನಿರ್ವಹಣೆ, ಶಿಕ್ಷಣ ತಂತ್ರಜ್ಞಾನ, ಭಾರತದ ಭಾಷೆಗಳಿಗೆ ಭಾಷಾ ಅನುವಾದ ಮತ್ತು ಡಿಜಿಟಲ್ ಪಾವತಿಗಳು. ಇತ್ತೀಚಿನ ಅಂದಾಜಿನ ಪ್ರಕಾರ ಯುಪಿಐ ತಂತ್ರಜ್ಞಾನ ಆಧಾರಿತ ಡಿಜಿಟಲ್ ಪೇಮೆಂಟ್ಸ್ ಎಐ ಈ ಪಾವತಿಗಳನ್ನು ಟ್ರ್ಯಾಕ್ ಮಾಡುತ್ತವೆ, ವಂಚನೆ ಪತ್ತೆ ಹಚ್ಚುತ್ತದೆ ಮತ್ತು ಅಪಾಯ ನಿರ್ವಹಿಸುತ್ತದೆ. ಇದು ಇಡೀ ಪ್ರಪಂಚದಲ್ಲಿಯೇ ಡಿಜಿಟಲ್ ವಹಿವಾಟಿನ ಸುಗಮ, ಸುರಕ್ಷಿತ ಹಾಗೂ ಶೀಘ್ರ ಹಣಕಾಸಿನ ವ್ಯವಹಾರಿನ ದಾಖಲೆಯಾಗಿ ನಿರ್ಮಾಣವಾಗಿದೆ ಹಾಗೂ ಜಗತ್ತಿನ ಬೇರೆ ದೇಶಗಳು ಈ ತಂತ್ರಜ್ಞಾನವನ್ನು ನಮ್ಮ ದೇಶದಿಂದ ಪಡೆದುಕೊಳ್ಳಲು ಮುಂದೆ ಬಂದಿರುವವು. ಭಾಷಾ ತಂತ್ರಜ್ಞಾನ ಎಐ ಸಾವಿರಾರು ಭಾರತೀಯ ಭಾಷೆ ಮತ್ತು ಉಪಭಾಷೆಗಳನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತಿದೆ. ಇನ್ನು ಎಐ ಮತ್ತು ಆರ್ಥಿಕತೆ ಬಗ್ಗೆ ತಿಳಿದುಕೊಳ್ಳೋಣ. ಎಐ ಆರ್ಥಿಕ ಬೆಳವಣಿಗೆಯ ಪ್ರಮುಖ ಚಾಲಕವಾಗಿದೆ. 2030ರವರೆಗೆ ಎಐ $15 trillion ಜಾಗತಿಕ ಆರ್ಥಿಕತೆಗೆ ಕೊಡುಗೆ ನೀಡಲಿದೆ ಎಂದು ಅಂದಾಜು ಮಾಡಲಾಗಿದೆ. ಉದಾಹರಣೆಗಳು: ರಿಟೇಲ್ ಕಂಪನಿಗಳು ಗ್ರಾಹಕರ ಅಗತ್ಯದ ಮುನ್ಸೂಚನೆಯನ್ನು ನೀಡುವುದು, ಬ್ಯಾಂಕುಗಳ ವಂಚನೆ ಪತ್ತೆ ಹಚ್ಚುವುದು, ಲಾಜಿಸ್ಟಿಕ್ಸ್ ಕಂಪನಿಗಳು ವಿತರಣಾ ಮಾರ್ಗವನ್ನು ಸುಧಾರಿಸಿ ವೆಚ್ಚವನ್ನು ಕಡಿಮೆಗೊಳಿಸುವುದು. ಎಐ ಹೊಸ ಉದ್ಯಮಗಳನ್ನು ಕೂಡ ಸೃಷ್ಟಿಸುತ್ತಿದೆ. ಇತಿಹಾಸದಲ್ಲಿ ವಿದ್ಯುತ್ ಮತ್ತು ಇಂಟರ್ನೆಟ್ ಮಾಡಿದಂತೆ ಎಐ ಭವಿಷ್ಯದ ಆರ್ಥಿಕತೆಯಲ್ಲಿ ಪುನರುತ್ಥಾನಕಾರಿ ತಂತ್ರಜ್ಞಾನ ಆಗುತ್ತಿದೆ. ಇನ್ನು ಎದುರಿಸಬೇಕಾದ ಸವಾಲುಗಳು ಅಷ್ಟೇ ಇರುವುದು, ಅವುಗಳನ್ನು ನಾವು ತಿಳಿದುಕೊಳ್ಳಬೇಕು. ಪ್ರತಿ ಶಕ್ತಿಶಾಲಿ ತಂತ್ರಜ್ಞಾನವು ಅದರ ಸೌಲಭ್ಯದ ಜೊತೆಗೆ ಸವಾಲುಗಳನ್ನು ತರುವುದು ಸರ್ವೇ ಸಾಮಾನ್ಯ. ಕೆಲಸ ಹಾನಿ, ಕೆಲವು ಪುನರಾವೃತ್ತಿ ಕಾರ್ಯಗಳು ಅಂದರೆ ರೆಪಿಟೇಟಿವ್ ಜಾಬ್ಸ್ ಸ್ವಯಂಚಾಲಿತವಾಗಬಹುದು, ಆಟೋಮೇಷನ್, ಪೂರ್ವಾಗ್ರಹ ಬಯಾಸ್, ತಯಾರಾದ ಡೇಟಾ ಹೀನವಾಗಿದ್ದರೆ ಎಐ ಸಹ ತಪ್ಪಾದ ಫಲಿತಾಂಶ ನೀಡಬಹುದು. ಗೌಪ್ಯತೆ ಮತ್ತು ಡೇಟಾ ಭದ್ರತೆ ಸಹ ಪ್ರಮುಖ ಚಿಂತನೆಗಳು. ಇವು ಕೇವಲ ತಾಂತ್ರಿಕ ಸಮಸ್ಯೆಗಳು ಅಲ್ಲ, ಸಾಮಾಜಿಕ ಮತ್ತು ನೈತಿಕ ಸಮಸ್ಯೆಗಳು. ಎಐ ಯುಗದಲ್ಲಿ ಮಾನವರ ವಿಶೇಷತೆ ಏನು? ಯಂತ್ರಗಳು ಹೆಚ್ಚು ಶಕ್ತಿಶಾಲಿಯಾಗುತ್ತಿದ್ದಂತೆ ಒಂದು ಪ್ರಶ್ನೆ ಉದ್ಭವಿಸುತ್ತದೆ, ಅದು ಏನೆಂದರೆ ಯಂತ್ರಗಳು ಅನುಸರಿಸಲು ಅಸಾಧ್ಯವಾದುದು ಏನು? ಅದಕ್ಕೆ ಉತ್ತರ ತುಂಬಾ ಸರಳವಾಗಿದೆ. ಯಂತ್ರಗಳು ಎಷ್ಟೇ ಮುಂದುವರಿದರೂ ಮಾನವ ಸಾಧ್ಯ ಕೆಲಸಗಳಾದ ಸೃಜನಶೀಲತೆ, ಸಹಾನುಭೂತಿ, ನೈತಿಕ ತೀರ್ಮಾನ, ಕಲ್ಪನೆ, ನೇತೃತ್ವಗಳನ್ನು ಎಐ ಇನ್ನೂ ಮಾಡಲಾಗದು. ಎಐ ಡೇಟಾ ವಿಶ್ಲೇಷಿಸಬಹುದು, ಆದರೆ ಮಾನವನ ಭಾವನೆ ಮತ್ತು ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಇದರ ಮುಖ್ಯ ಸಂದೇಶವೆಂದರೆ ಎಐ ಜೊತೆ ಸಹಕಾರ ಮಾಡುವವರು ಯಶಸ್ವಿಯಾಗುತ್ತಾರೆ, ಸ್ಪರ್ಧಿಸುವವರು ಅಲ್ಲ. ಭವಿಷ್ಯದಲ್ಲಿ ಎಐ ಮೂಲಕ ಪರಿವರ್ತಿತ ಜಗತ್ತು ಹೇಗೆ ಕಾಣಬಹುದು? ಅಂದರೆ ನಾವು ಕಾಣಬಹುದಾದ ಪರಿವರ್ತಿತ ಜಗತ್ತಿನ ಕಲ್ಪನೆಯಲ್ಲಿ ನಾವು ಏನೆಲ್ಲ ಕಾಣಬಹುದೆಂದರೆ ಸ್ವಾಯತ್ತ ವಾಹನಗಳು, ಎಐ ವೈದ್ಯಕೀಯ ನಿರ್ಧಾರಗಳು, ವೈಯಕ್ತಿಕ ಶೈಕ್ಷಣಿಕ ವ್ಯವಸ್ಥೆಗಳು, ಶಹರಿನ ವಾಣಿಜ್ಯ ಮತ್ತು ವಿದ್ಯುತ್ ನಿರ್ವಹಣೆ, ವಿಜ್ಞಾನದ ತ್ವರಿತಗತಿಯ ಪ್ರಗತಿ. ನಾವು ಕಾಣಬಹುದಾದ ಪರಿವರ್ತಿತ ಜಗತ್ತಿನ ಕಲ್ಪನೆಯಲ್ಲಿ ನಾವು ಏನೆಲ್ಲ ಕಾಣಬಹುದೆಂದರೆ ಸ್ವಾಯತ್ತ ವಾಹನಗಳು, ಎಐ ವೈದ್ಯಕೀಯ ನಿರ್ಧಾರಗಳು, ವೈಯಕ್ತಿಕ ಶೈಕ್ಷಣಿಕ ವ್ಯವಸ್ಥೆಗಳು, ಶಹರಿನ ವಾಣಿಜ್ಯ ಮತ್ತು ವಿದ್ಯುತ್ ನಿರ್ವಹಣೆ, ವಿಜ್ಞಾನದ ತ್ವರಿತಗತಿಯ ಪ್ರಗತಿ. ಇದು ಜನರ ಜೀವನವನ್ನು ಶೀಘ್ರವಾಗಿ ಬದಲಿಸುತ್ತದೆ. ಉದ್ಯೋಗಗಳು ಬದಲಾಗುತ್ತವೆ, ಕೌಶಲ್ಯಗಳ ನವೀಕರಣ ಅತ್ಯಗತ್ಯ. ಒಂದೇ ಮಾತಿನಲ್ಲಿ ಹೇಳಬೇಕಾದರೆ ಎಐ ಯುಗದಲ್ಲಿ ವೇಗವಾಗಿ ಪರಿವರ್ತನೆಗೊಳ್ಳುತ್ತಿರುವ ಈ ಪ್ರಪಂಚದಲ್ಲಿ ನಾವು ಅಷ್ಟೇ ವೇಗವಾಗಿ ಮರುಹೊಂದಾಣಿಕೆ ಮಾಡಿಕೊಂಡು ಅದರ ಜೊತೆಗೆ ನಾವು ಮುಂದೆ ಸಾಗುವ ಅಗತ್ಯವಿದೆ. ನಮ್ಮ ಭಗವದ್ಗೀತೆಯಲ್ಲೂ ಶ್ರೀಕೃಷ್ಣನು ಹೇಳುವಂತೆ ಪರಿವರ್ತನೆ ಜಗತ್ತಿನ ನಿಯಮ, ಎಐ ಕೂಡ ಇದಕ್ಕೆ ಹೊರತಾಗಿಲ್ಲ. ಈಗ ನಾವುಗಳು ಎಐ ಯುಗಕ್ಕೆ ಹೇಗೆ ತಯಾರಾಗಬೇಕು? ಮುಖ್ಯತಃ ಕಂಟಿನ್ಯೂಸ್ ಲರ್ನಿಂಗ್ ಅವಿರತ ಕಲಿಕೆ, ರೀಸ್ಕಿಲಿಂಗ್ ನಮ್ಮ ಕೌಶಲ್ಯಗಳನ್ನು ನವೀಕರಿಸುವುದು ಮತ್ತು ನವೀಕರಿಸುವ ಇಚ್ಛಾಶಕ್ತಿ, ಡಿಜಿಟಲ್ ಲಿಟ್ರಸಿ ಡಿಜಿಟಲ್ ಅರಿವು, ಹ್ಯೂಮನ್ ಸ್ಪೆಸಿಫಿಕ್ ಸ್ಕಿಲ್ಸ್ ಮಾನವೀಯ ಕೌಶಲ್ಯಗಳು, ಸೃಜನಶೀಲತೆ ಕ್ರಿಯೇಟಿವಿಟಿ
ಸಂವಹನ

0: ಕಮ್ಯುನಿಕೇಷನ್, ಸಹಾನುಭೂತಿ, ಎಂಪತಿ, ನೇತೃತ್ವ, ಲೀಡರ್ಶಿಪ್ ಮಹತ್ವವನ್ನು ಪಡೆಯುತ್ತವೆ. ಯಂತ್ರಗಳು ನಿರೂಪಣಾತ್ಮಕ ಕೆಲಸಗಳನ್ನು ಮಾಡುತ್ತವೆ, ಆದ್ದರಿಂದ ಮಾನವ ಸಾಮರ್ಥ್ಯ ಹೆಚ್ಚಾಗಿ ಮುಖ್ಯವಾಗುತ್ತದೆ. ಈ ಸಂದರ್ಭದಲ್ಲಿ ಆಲ್ವಿನ್ ಟಾಫ್ಲರ್ ಅವರು 1970 ಬರೆದ ಫ್ಯೂಚರ್ ಶಾಕ್ ಪುಸ್ತಕದಲ್ಲಿ ಹೇಳಿರುವುದನ್ನು ನೆನಪಿಸಿಕೊಳ್ಳುವುದು ಅತಿ ಸೂಕ್ತ ಮತ್ತು ಸಮಯೋಚಿತ ಎಂದು ಅನಿಸುತ್ತದೆ. ಅದು ಏನೆಂದರೆ, ದ ಇಲ್ಲಿಟ್ರೇಟ್ ಆಫ್ ದ 21st century ವಿಲ್ ನಾಟ್ ಬಿ ದೋಸ್ ಹೂ ಕೆನಾಟ್ ರೀಡ್ ಅಂಡ್ ರೈಟ್, ಬಟ್ ದೋಸ್ ಹೂ ಕೆನಾಟ್ ಲರ್ನ್, ಅನ್ಲರ್ನ್ ಅಂಡ್ ರೀಲರ್ನ್. ನನ್ನ ಕೊನೆಯ ಚಿಂತನೆಯಾಗಿ ಮತ್ತೊಂದು ಕಥೆಯನ್ನು ಹಂಚಿಕೊಳ್ಳುತ್ತೇನೆ. ವಿದ್ಯುತ್ ಮೊದಲ ಬಾರಿಗೆ ಪರಿಚಯವಾಗಿದ್ದಾಗ ಜನರು ಭಯಪಟ್ಟಿದ್ದರು, ಉದ್ಯೋಗಗಳನ್ನು ನಾಶ ಮಾಡುವ ಸಾಧ್ಯತೆಯೆಂದು ಕೆಲವರು ಭಾವಿಸಿದರು. ಆದರೆ ವಿದ್ಯುತ್ ಕಾರ್ಖಾನೆಗಳು, ಆಸ್ಪತ್ರೆಗಳು, ಮನೆಗಳು ಹಾಗೂ ಸಂಪೂರ್ಣ ಆರ್ಥಿಕತೆಯನ್ನು ಚೈತನ್ಯಮಯಗೊಳಿಸಿತು. AI ಕೂಡ ಇದೇ ರೀತಿಯಾಗಿದೆ. ಇದು ಸರಳ ತಂತ್ರಜ್ಞಾನವಲ್ಲ, ಮಾನವ ಸಾಮರ್ಥ್ಯವನ್ನು ವಿಸ್ತರಿಸುವ ಶಕ್ತಿ. ಕೃತಕ ಬುದ್ಧಿಮತ್ತೆ ನಮ್ಮತ್ತ ಹೆಚ್ಚು ಹತ್ತಿರದ ವಿಷಯವನ್ನು ಪ್ರತಿಬಿಂಬಿಸುತ್ತದೆ. ನಮ್ಮ ಸ್ವಂತ ಜ್ಞಾನ, ನಮ್ಮ ದತ್ತಾಂಶ, ನಮ್ಮ ಮೌಲ್ಯಗಳು ಮತ್ತು ನಮ್ಮ ನಿರ್ಧಾರಗಳು. ಆದ್ದರಿಂದ AIನ ಭವಿಷ್ಯವನ್ನು ಕೇವಲ ತಂತ್ರಜ್ಞಾನವೇ ನಿರ್ಧರಿಸುವುದಿಲ್ಲ, ಅದನ್ನು ರೂಪಿಸುವ ಮತ್ತು ಬಳಸುವ ಜನರ ಜ್ಞಾನ, ನೈತಿಕತೆ ಮತ್ತು ಕಲ್ಪನೆಯು ನಿರ್ಧರಿಸುತ್ತದೆ. ನಾವು ಇದನ್ನು ಜವಾಬ್ದಾರಿಯುತವಾಗಿ ಮಾರ್ಗದರ್ಶನ ಮಾಡಿದರೆ AI ಮಾನವತೆಯು ಇದುವರೆಗೆ ಸೃಷ್ಟಿಸಿದ ಅತ್ಯಂತ ಶಕ್ತಿಶಾಲಿ ಸಾಧನಗಳಲ್ಲಿ ಒಂದಾಗಿ ಮಾರ್ಪಡುವುದು ಸಾಧ್ಯ. ನಾವು ಹಿಂದೆ ಅಸಾಧ್ಯವೆಂದು ಭಾವಿಸಿದ್ದ ಸಮಸ್ಯೆಗಳನ್ನು ಪರಿಹರಿಸಲು ಸಹಾಯ ಮಾಡುವ ಸಾಮರ್ಥ್ಯ AI ತಂತ್ರಜ್ಞಾನದಲ್ಲಿ ಅಡಗಿದೆ. ಅಂತಿಮವಾಗಿ, ಕೃತಕ ಬುದ್ಧಿಮತ್ತೆಯ ಕಥೆ ಯಂತ್ರಗಳ ಕಥೆ ಆಗುವುದಿಲ್ಲ. ಇದು ಮಾನವತೆ ಯಾವ ರೀತಿಯದು ಆಗಬೇಕೆಂದು ಆಯ್ಕೆ ಮಾಡುತ್ತದೆ ಎಂಬುದರ ಕಥೆ ಆಗುತ್ತದೆ.
1: ಇದುವರೆಗೂ ಕೃತಕ ಬುದ್ಧಿಮತ್ತೆ ಮತ್ತು ಸಮಾಜದ ಮೇಲೆ ಅದರ ಪ್ರಭಾವ, ಈ ಕುರಿತು ಮಾತನಾಡಿದವರು ರಾಜೇಂದ್ರ ತೊದಲಬಾಗಿ ಅವರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಸಮಯ 8 ಗಂಟೆಯಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಮನ್ ಕಿ ಬಾತ್ ಕಾರ್ಯಕ್ರಮದ ಕನ್ನಡ ಅವತರಣಿಕೆ ಮನದ ಮಾತು. ಮೊದಲಿಗೆ ಒಂದು ಪ್ರಕಟಣೆ, ನಂತರ ಮನದ ಮಾತು ಪ್ರಸಾರವಾಗುವುದು. ಆಕಾಶವಾಣಿ ಬೆಂಗಳೂರು.
1: ಇವತ್ತು ಪಾರ್ಟಿ ಬೇಕೇ ಬೇಕು.
2: ಮೊದಲು ಚಾಂಪಿಯನ್ ಜೊತೆ ಸೆಲ್ಫಿ ತಗೊಳ್ಳೋಣ.
1: ಐಡಿಯಾ, ಇಲ್ಲೇ ಮಾಡೋಣ ಪಾರ್ಟಿ, ಪಿಜ್ಜಾ ಪಾರ್ಟಿ. ಏ ಬೇಗ ನಿನ್ ಕಾರ್ಡ್ ಮತ್ತೆ ಪಿನ್ ಕೊಡೆ.
3: ನನ್ ಕಾರ್ಡ್ ನ ಡೀಟೇಲ್ಸ್ ನಾನೇ ಹಾಕ್ತೀನಿ. RBI ಹೇಳ್ತಾ ಇದೆ, ನಿಮ್ಮ ಪಿನ್, OTP, CVV ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಯಾರ ಜೊತೆನೂ ಶೇರ್ ಮಾಡಬೇಡಿ. ಆನ್ಲೈನ್ ಬ್ಯಾಂಕಿಂಗ್ ಬರೀ ನಿಮ್ಮದೇ ಕಂಪ್ಯೂಟರ್, ಮೊಬೈಲ್ ಅಥವಾ ಸೆಕ್ಯೂರ್ ನೆಟ್ವರ್ಕ್ ನಿಂದಲೇ ಮಾಡಿ.
2: ಬೈ ಗರ್ಲ್ಸ್,
1: ಎಲ್ಲಿ ಹೋಗ್ತಿದ್ಯಾ?
2: ಕೇಳಿಸಲ್ವಾ? ನೋ ಶೇರಿಂಗ್.
3: RBI ಹೇಳ್ತಾ ಇದೆ, ಜಾಣರಾಗಿರಿ, ಜಾಗರೂಕರಾಗಿರಿ.
4: ಆಕಾಶವಾಣಿ. ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಇಂದು ಬೆಳಿಗ್ಗೆ ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನ್ ಕಿ ಬಾತ್ ಇದರ ಕನ್ನಡ ಅವತರಣಿಕೆ ಮನದ ಮಾತು ಈಗ ಮರು ಪ್ರಸಾರವಾಗಲಿದೆ.
5: ನನ್ನ ಪ್ರಿಯ ದೇಶವಾಸಿಗಳೇ, ನಮಸ್ಕಾರ. ಮನದ ಮಾತಿನ ಈ ಹೊಸ ಸಂಚಿಕೆಗೆ ನಿಮ್ಮೆಲ್ಲರನ್ನೂ ಮತ್ತೊಮ್ಮೆ ಸ್ವಾಗತಿಸುತ್ತೇನೆ. ಇದು ಹೊಸ ಉಪಕ್ರಮಗಳನ್ನು ಎಲ್ಲರೆದುರಿಗೆ ತರುವಂತಹ ಮತ್ತು ನಮ್ಮ ದೇಶ ಬಾಂಧವರ ವಿನೂತನ ಆಲೋಚನೆಗಳನ್ನು ಚರ್ಚಿಸುವ ಒಂದು ವೇದಿಕೆ ಎಂದು ನಿಮಗೆಲ್ಲರಿಗೂ ತಿಳಿದಿದೆ. ಇದರಲ್ಲಿ ಜನರು ದಣಿವರಿಯದೆ ತಮ್ಮ ಶಕ್ತಿ ಮತ್ತು ಉತ್ಸಾಹದಿಂದ ತಮ್ಮ ಜೀವನವನ್ನೇ ಸವೆಸಿರುವಂತಹ ಕೆಲವು ಯೋಚನೆಗಳಿವೆ. ಸ್ನೇಹಿತರೆ, ಕೆಲವು ದಿನಗಳ ಹಿಂದೆ ಸಾಮಾಜಿಕ ಮಾಧ್ಯಮದಲ್ಲಿ ಯಾರೋ ಆಷಾಢ ಏಕಾದಶಿಯ ಶುಭ ಸಂದರ್ಭದಲ್ಲಿ ಇತಿಹಾಸವನ್ನು ಆಸಕ್ತಿದಾಯಕವಾಗಿಸಲು ಒಂದು ಯೋಜನೆಯನ್ನು ಪ್ರಾರಂಭಿಸುವುದಾಗಿ ಘೋಷಿಸಲು ನನಗೆ ಸಂತೋಷವಾಗಿದೆ ಎಂದು ಬರೆದಿದ್ದರು. ಮುಂದುವರೆದು ಅವರು ಹೀಗೆ ವಿವರಿಸಿದ್ದರು. ಈ ಕಲ್ಪನೆ ತುಂಬಾ ಸರಳವಾಗಿದೆ. ವೆಬ್ಸೈಟ್ಗೆ ಭೇಟಿ ನೀಡಿ ಮತ್ತು ಯಾವುದೇ ವರ್ಷವನ್ನು ಆಯ್ಕೆ ಮಾಡಿ ಮತ್ತು ಆ ಸಮಯದಲ್ಲಿ ಭಾರತದ ಯಾವ ಭಾಗದ ಮೇಲೆ ಯಾವ ಆಡಳಿತಗಾರ ಅಧಿಕಾರ ಹೊಂದಿದ್ದರೆಂದು ಸುಲಭವಾಗಿ ಕಂಡುಹಿಡಿಯಬಹುದು ಎಂದು. ನನಗೂ ಇದು ತುಂಬಾ ಆಸಕ್ತಿಕರ ಎನಿಸಿತು. ಅದರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಬೇಕೆಂದು ಆಲೋಚಿಸಿದೆ. ಈ ಯೋಜನೆಯನ್ನು ಮುಂಬೈನಲ್ಲಿ ವಾಸಿಸುವ ಶ್ರೀ ಕೃಷ್ಣಶೇಷಾದ್ರಿ ಅವರು ಕೈಗೆತ್ತಿಕೊಂಡಿದ್ದಾರೆ ಎಂದು ನನಗೆ ತಿಳಿಯಿತು. ಕುತೂಹಲಕಾರಿ ವಿಷಯವೆಂದರೆ ಕೃಷ್ಣ ಅವರು ವೆಬ್ಸೈಟ್ ಹೆಸರನ್ನು ಕೂಡ ತುಂಬಾ ಸರಳವಾದದ್ದನ್ನೇ ಆಯ್ದುಕೊಂಡಿದ್ದಾರೆ. www.bharatrajya.com. ಅವರ ಪ್ರಯತ್ನದ ವಿವರಗಳು ಖಂಡಿತ ನಿಮ್ಮೆಲ್ಲರಿಗೂ ತಲುಪಬೇಕು. ಹಾಗಾಗಿ ನಾನು ಏಕೆ ನೇರವಾಗಿ ಕೃಷ್ಣ ಅವರೊಂದಿಗೆ ಮಾತನಾಡಬಾರದು ಎಂದು ಯೋಚಿಸಿದೆ. ಸ್ನೇಹಿತರೆ, ಕೃಷ್ಣ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಕೃಷ್ಣ ಅವರೇ.
6: ನಮಸ್ಕಾರ ಸರ್. ನಮಸ್ಕಾರ.
5: ಗೆಳೆಯರೇ, ತಾವು ತಂತ್ರಜ್ಞಾನ ಹಿನ್ನೆಲೆ ಉಳ್ಳವರಲ್ಲ ಅಥವಾ ನೀವು ಇತಿಹಾಸ ಶಿಕ್ಷಕರು ಅಲ್ಲ ಎಂದು ನನಗೆ ತಿಳಿದು ಬಂದಿದೆ. ಆದರೂ ನೀವು ತಂತ್ರಜ್ಞಾನವನ್ನು ಬಳಸಿ ಇತಿಹಾಸಕ್ಕೆ ಮೀಸಲಾದ ವೆಬ್ಸೈಟ್ ರಚಿಸಿದ್ದೀರಿ. ಇದೆಲ್ಲ ಹೇಗೆ ಸಾಧ್ಯವಾಯಿತು ಎಂದು ನನಗೆ ತುಂಬಾ ಕುತೂಹಲ ಮೂಡಿದೆ.
6: ಧನ್ಯವಾದಗಳು ಸರ್. ನಿಮ್ಮೊಂದಿಗೆ ಮಾತನಾಡಲು ಅವಕಾಶ ಸಿಕ್ಕಿರುವುದು ದೊಡ್ಡ ಸೌಭಾಗ್ಯ. ನನ್ನ ಪರಿಚಯ ಸ್ವಲ್ಪ ಹಂಚಿಕೊಳ್ಳಬಹುದೇ? ನಾನು ಇಂಜಿನಿಯರ್ ಆಗಿದ್ದೆ. ನಂತರ ನಾನು MBA ಓದಿದೆ ಮತ್ತು ಮಾರ್ಕೆಟಿಂಗ್ ಕ್ಷೇತ್ರಕ್ಕೆ ಕಾಲಿಟ್ಟೆ. ಆದಾಗ್ಯೂ ಈ ಎಲ್ಲದರ ಮಧ್ಯೆ ಬಾಲ್ಯದಿಂದಲೂ ಇದ್ದ ನನ್ನ ಇತಿಹಾಸದ ಅತೀವ ಆಸಕ್ತಿಯನ್ನು ಹಾಗೇ ಉಳಿಸಿಕೊಂಡಿದ್ದೆ. ಇತಿಹಾಸವನ್ನು ಆಸಕ್ತಿಕರಗೊಳಿಸುವ ಕುರಿತು ಏನನ್ನಾದರೂ ಮಾಡುವ ಬಯಕೆ ನನ್ನಲ್ಲಿ ಯಾವಾಗಲೂ ತುಡಿಯುತ್ತಿತ್ತು. ಅಲ್ಲದೆ ಇತಿಹಾಸವನ್ನು ಪಾಠ ಮಾಡುವ ವಿಧಾನದಲ್ಲಿ ಸುಧಾರಣೆ ಮತ್ತು ಬದಲಾವಣೆಗೆ ಗಮನಾರ್ಹ ಅವಕಾಶವಿದೆ ಎಂದು ನಾನು ಭಾವಿಸುತ್ತೇನೆ. ನಾವು ಅದನ್ನು ಕಥೆಯ ರೂಪದಲ್ಲಿ ಜನರಿಗೆ ಪ್ರಸ್ತುತಪಡಿಸಬಹುದು.
5: ಕೃಷ್ಣ ಅವರೇ, ಭಾರತೀಯ ಇತಿಹಾಸದ ಯಾವ ಅಂಶವನ್ನು ಹೆಚ್ಚಿನ ಸಂಖ್ಯೆಯ ಜನರು ತಿಳಿದುಕೊಳ್ಳಬೇಕು ಎಂದು ನೀವು ಭಾವಿಸುತ್ತೀರಿ?
6: ಸರ್, ನಮ್ಮ ಶಾಲೆಗಳು ಮತ್ತು ಕಾಲೇಜುಗಳಲ್ಲಿ ಭಾರತೀಯ ಇತಿಹಾಸವನ್ನು ಕಲಿಸುವ ವಿಧಾನವು ಸಾಮಾನ್ಯವಾಗಿ ಒಂದೇ ಸಾಮ್ರಾಜ್ಯ ಅಥವಾ ಸಾಮ್ರಾಜ್ಯದ ದೃಷ್ಟಿಕೋನದ ಮೇಲೆ ಕೇಂದ್ರೀಕರಿಸುತ್ತದೆ. ಈ ನಿರ್ದಿಷ್ಟ ಸಾಮ್ರಾಜ್ಯಗಳು ಅಸಮಾನ ಗಮನವನ್ನು ಸೆಳೆಯುತ್ತವೆ. ಇದರ ಪರಿಣಾಮವಾಗಿ ಚೋಳರು, ಪಲ್ಲವರು, ಕಾಶ್ಮೀರದ ಕಾರ್ಕೂಟ ರಾಜವಂಶ ಅಥವಾ ಕನಿಷ್ಠ 600 ವರ್ಷಗಳ ಕಾಲ ಅಸ್ಸಾಂನಲ್ಲಿ ತಮ್ಮ ಸಂಸ್ಕೃತಿ ಮತ್ತು ಮೌಲ್ಯ ವ್ಯವಸ್ಥೆಯನ್ನು ಸಂರಕ್ಷಿಸಿದ ಅಹೋಂಗಳಂತಹ ಇತರ ಅನೇಕ ಮಹಾನ್ ಸಾಮ್ರಾಜ್ಯಗಳ ಬಗ್ಗೆ ನಮಗೆ ತಿಳಿದೇ ಇಲ್ಲ. ಆದ್ದರಿಂದ ಇಂಥ ಮಹಾನ್ ಸಾಮ್ರಾಜ್ಯಗಳ ಬಗ್ಗೆಯೂ ಜನರಿಗೆ ಮಾಹಿತಿಯನ್ನು ಒದಗಿಸುವ ಒಂದು ವೇದಿಕೆಯನ್ನು ರಚಿಸಬೇಕೆಂದು ನಾನು ಯೋಚಿಸಿದೆ.
5: ಕೃಷ್ಣ ಅವರೇ, ತಾವು ಇಷ್ಟೆಲ್ಲ ಪ್ರಯತ್ನಗಳನ್ನು ಮಾಡಿದ್ದೀರಿ, ನಾನು ನಿಮಗೆ ಒಂದು ಕಾಲ್ಪನಿಕ ಪ್ರಶ್ನೆ ಕೇಳಬಯಸುತ್ತೇನೆ. ಭಾರತೀಯ ಇತಿಹಾಸದ ಯಾವುದೇ ಮೂರು ವ್ಯಕ್ತಿಗಳೊಂದಿಗೆ ಮಾತನಾಡಲು ನಿಮಗೆ ಅವಕಾಶವಿದ್ದರೆ ನೀವು ಯಾರನ್ನು ಆಯ್ಕೆ ಮಾಡುತ್ತೀರಿ ಮತ್ತು ಏಕೆ?
6: ಆಗಲಿ ಸರ್, ಮೊದಲಿಗೆ ನಾನು ಚೋಳ ಸಾಮ್ರಾಜ್ಯದ ಅತ್ಯಂತ ಶಕ್ತಿಶಾಲಿ ಮತ್ತು ಮೇರು ರಾಜರುಗಳಾದ ರಾಜರಾಜ ಚೋಳ ಅಥವಾ ರಾಜೇಂದ್ರ ಚೋಳರೊಂದಿಗೆ ಮಾತನಾಡ ಬಯಸುತ್ತೇನೆ. ಶಿವನಿಗೆ ಸಮರ್ಪಿತವಾದ ಬೃಹದೀಶ್ವರ ದೇವಾಲಯ ಅಥವಾ ಗಂಗೈಕೊಂಡ ಚೋಳಪುರಂ ನಂತಹ ಬೃಹತ್ ಯೋಜನೆಗಳ ಹಿಂದಿನ ದೃಷ್ಟಿಕೋನವನ್ನು ನಾನು ಅರ್ಥ ಮಾಡಿಕೊಳ್ಳಲು ಬಯಸುತ್ತೇನೆ. ಆ ದೃಷ್ಟಿಕೋನ ಎಲ್ಲಿಂದ ಬಂತು, ಅಂತಹ ಸ್ಮಾರಕಗಳ ಯೋಜನೆಗಳನ್ನು ಅವರು ಹೇಗೆ ರೂಪಿಸಿದರು ಮತ್ತು ಕಾರ್ಯಗತಗೊಳಿಸಿದರು, ಮುಂದಿನ 1,000 ವರ್ಷಗಳವರೆಗೆ ಇತರರಿಗೆ ಸ್ಫೂರ್ತಿ ನೀಡುವಂಥದ್ದನ್ನು ರಚಿಸಲು ಚಿಂತನೆಗೆ ಏನು ಪ್ರೇರಣೆ, ಅದನ್ನೇ ನಾನು ಅವರಿಂದ ತಿಳಿದುಕೊಳ್ಳಲು ಬಯಸುತ್ತೇನೆ. ಎರಡನೇ ವ್ಯಕ್ತಿತ್ವ ನನ್ನ ಅಭಿಪ್ರಾಯದಲ್ಲಿ ಭಾರತೀಯ ಇತಿಹಾಸದಲ್ಲಿ ಅತ್ಯಂತ ಕಡಿಮೆ ಉಲ್ಲೇಖವಿರುವಂತಹ ಹೇಮು. ನಾವು ಸಾಮಾನ್ಯವಾಗಿ ನಮ್ಮ ಇತಿಹಾಸ ಪುಸ್ತಕದಲ್ಲಿ ಅವರ ಬಗ್ಗೆ 2 ಅಥವಾ 3 ಸಾಲುಗಳನ್ನು ಮಾತ್ರ ಓದುತ್ತೇವೆ. ಹೇಮು ಒಬ್ಬ ಸಾಮಾನ್ಯ ವ್ಯಕ್ತಿ, ವ್ಯಾಪಾರಿಯಾಗಿದ್ದರು, ಮುಂದೆ ಒಂದು ಸಾಮ್ರಾಜ್ಯವನ್ನೇ ನಿರ್ಮಿಸಿದರು. ಅವರು ಕೇವಲ ಸಾಮ್ರಾಜ್ಯ ನಿರ್ಮಾಪಕರಲ್ಲ, ಜೊತೆಗೆ ಮಿಲಿಟರಿ ಚಿಂತಕರೂ ಆಗಿದ್ದರು, ಅಲ್ಲದೆ ಸೇನಾ ಮೇಧಾವಿ ಆಗಿದ್ದರು ಎಂಬುದು ಬಹಳ ಜನರಿಗೆ ತಿಳಿದೇ ಇಲ್ಲ. ಅವರು ತಮ್ಮ ಕಾಲಘಟ್ಟದಲ್ಲಿ 23 ಯುದ್ಧಗಳನ್ನು ಮಾಡಿದರು ಮತ್ತು ಅವುಗಳಲ್ಲಿ 22 ಯುದ್ಧಗಳನ್ನು ಗೆದ್ದರು. ಅವರ ಆಲೋಚನಾ ಪ್ರಕ್ರಿಯೆಯನ್ನು ಮತ್ತು ಅವರನ್ನು ಸಾಮಾನ್ಯ ಮನುಷ್ಯನಿಂದ ಅಂತಹ ಶಕ್ತಿಶಾಲಿ ರಾಜನನ್ನಾಗಿ ಪರಿವರ್ತಿಸಿದ ಪ್ರಯಾಣವನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ನನಗೆ ತೀವ್ರ ಆಸಕ್ತಿ ಇದೆ. ಮೂರನೆಯ ವ್ಯಕ್ತಿತ್ವ ಬಹಳ ಆಸಕ್ತಿಕರವಾದದ್ದು ಸರ್. ಆಕೆ ಓರ್ವ ಮಹಿಳೆ, ಒಡಿಶಾದ ಭೌಮಕಾರ ರಾಜವಂಶಕ್ಕೆ ಸೇರಿದ ತ್ರಿಭುವನ ಮಹಾದೇವಿ. ಆಕೆಯ ಕತೆ ನಿಜಕ್ಕೂ ಬಹಳ ಆಸಕ್ತಿದಾಯಕವಾಗಿದೆ. ಕ್ರಿಸ್ತ ಶಕ 850 ಸುಮಾರಿಗೆ ನೆರೆಯ ಪಾಲ ಸಾಮ್ರಾಜ್ಯದವರು ಆಕೆಯ ರಾಜ್ಯವನ್ನು ಆಕ್ರಮಿಸಿದಾಗ ಅಲ್ಲಿಯ ರಾಜ ಆಕೆಯ ಪತಿ ಯುದ್ಧದಲ್ಲಿ ಹುತಾತ್ಮರಾದರು. ಈ ಬಿಕ್ಕಟ್ಟು ಸಾಮ್ರಾಜ್ಯವನ್ನು ದುರ್ಬಲಗೊಳಿಸಿತು. ಇದರಿಂದಾಗಿ ರಾಜ್ಯದ ಪ್ರಮುಖರು ಮತ್ತು ಇತರ ನಾಯಕರು ರಾಜ್ಯ ತ್ಯಜಿಸಿ ಹೊರನಡೆದರು. ಆ ಸಮಯದಲ್ಲಿ ತ್ರಿಭುವನ ಮಹಾದೇವಿ ಅಧಿಕಾರ ವಹಿಸಿಕೊಳ್ಳಲು ಮುಂದಾದರು. ಅವರು ಭಾರತದ ಮೊದಲ ಸ್ವತಂತ್ರ ಮಹಿಳಾ ಆಡಳಿತಗಾರರಲ್ಲಿ ಒಬ್ಬರಾದರು. ಆಡಳಿತವನ್ನು ಸ್ಥಿರಗೊಳಿಸಿದರು. ಅಷ್ಟೇ ಅಲ್ಲ, ಮುಂದಿನ 100 ವರ್ಷಗಳವರೆಗೆ ಕಳಿಂಗ ಮತ್ತು ಸುತ್ತಮುತ್ತಲಿನ ಪ್ರದೇಶದ ಮೇಲೆ ಆಳ್ವಿಕೆ ಮುಂದುವರಿಸುವ ಮಟ್ಟಿಗೆ ರಾಜ್ಯವನ್ನು ಬಲಿಷ್ಠಗೊಳಿಸಿದರು. ಇವರು ನಾವು ಭೇಟಿಯಾಗಲು ಇಷ್ಟಪಡುವ 3 ಐತಿಹಾಸಿಕ ವ್ಯಕ್ತಿಗಳು ಸರ್.
5: ಕೃಷ್ಣ ಅವರೇ, ಈಗ ನೀವು ಇತಿಹಾಸದ ಅನುಭವ ಪಡೆಯುತ್ತಿರುವಂತೆ ಭಾಸವಾಗುತ್ತಿದೆ ಅಲ್ಲವೇ? ತಾವು ಇತಿಹಾಸದಲ್ಲಿಯೇ ಸಂಪೂರ್ಣವಾಗಿ ಮುಳುಗಿ ಹೋಗಿದ್ದೀರಿ. ನೋಡಿ, ನಾನು ಕೂಡ ನಿಮ್ಮ ವೆಬ್ಸೈಟ್ಗೆ ಬಹಳ ಕುತೂಹಲದಿಂದಲೇ ಭೇಟಿ ನೀಡಿದ್ದೇನೆ. ನನಗೆ ಅತ್ಯಂತ ಆಸಕ್ತಿದಾಯಕವೆನಿಸಿದ್ದೇನೆಂದರೆ ನಿಮ್ಮ ಸೈಟ್ನಲ್ಲಿ ಜನರು ತಿದ್ದುಪಡಿಗಳು ಮತ್ತು ಸಲಹೆಗಳನ್ನು ನೀಡಬಹುದಾದ ಒಂದು ಟ್ಯಾಬ್ ಕೂಡ ಇದೆ. ಅಂತಹ ರಚನಾತ್ಮಕ ಪ್ರತಿಕ್ರಿಯೆಗೆ ಮುಕ್ತವಾಗಿರುವುದು ಒಂದು ದೊಡ್ಡ ವಿಷಯವೇ ಆಗಿದೆ. ನೀವು ಜನರಿಂದ ಸಲಹೆಗಳನ್ನು ಸ್ವೀಕರಿಸಲು ಪ್ರಾರಂಭಿಸಿದ್ದೀರಾ ಮತ್ತು ನೀವು ಅದರ ಮೇಲೆ ಹೇಗೆ ಕೆಲಸ ಮಾಡುತ್ತೀರಿ?
6: ಹೌದು ಸರ್, ಈಗ ಜನರಿಂದ ನಮಗೆ ಬಹಳಷ್ಟು ಸಲಹೆಗಳು ಬರುತ್ತಿವೆ. 2 ರೀತಿಯ ಸಲಹೆಗಳಿವೆ. 1, ತಿದ್ದುಪಡಿಗಳನ್ನು ಸೂಚಿಸುವವು. ಈ ರಾಜ್ಯದಲ್ಲಿ, ಈ ಸಮಯದಲ್ಲಿ, ಈ ರಾಷ್ಟ್ರದಲ್ಲಿ ಈ ರಾಜ ಇದ್ದ ಅಥವಾ ಈ ಸಮಯದಲ್ಲಿ ಈ ಯುದ್ಧ ನಡೆದಿತ್ತು ಎಂದು ಹೇಳುವ ಕೆಲವು ಸಲಹೆಗಳು ಬರುತ್ತವೆ. ಇನ್ನೊಂದು ರೀತಿಯ ಸಲಹೆಗಳೆಂದರೆ ನೀವು ಈ ವೈಶಿಷ್ಟ್ಯ ಸೇರಿಸಬಹುದು ಅಥವಾ ಈ ವೈಶಿಷ್ಟ್ಯವನ್ನು ಈ ವೆಬ್ಸೈಟ್ಗೆ ಸೇರಿಸಬಹುದು ಎನ್ನುವಂಥವು. ಹೀಗೆ 2 ರೀತಿಯ ಸಲಹೆಗಳನ್ನು ಪಡೆಯುತ್ತೇವೆ. ಉದಾಹರಣೆಗೆ, ಈ ರಾಜ್ಯದಲ್ಲಿ ಈ ರಾಜ ಈ ಸಮಯದಲ್ಲಿ ಆಳ್ವಿಕೆ ನಡೆಸುತ್ತಿದ್ದ ಎಂಬ ಸಲಹೆ ನಮಗೆ ಬಂದರೆ ನಮ್ಮ ಮೂಲಗಳು ಏನೇ ಇರಲಿ, ನಾವು ಆ ಸಲಹೆಯನ್ನು ತೆಗೆದುಕೊಳ್ಳುತ್ತೇವೆ. ನೀವು ಈಗಾಗಲೇ ಭಾರತವನ್ನು ತೋರಿಸಿದ್ದೀರಿ, ರಾಜ್ಯ ಮಟ್ಟದಲ್ಲಿ ತೋರಿಸಿದರೆ ಇನ್ನೂ ಉತ್ತಮ ಎಂದು ಯಾರೋ ನಮಗೆ ಸಲಹೆ ನೀಡಿದರು. ಆದ್ದರಿಂದ ನಾವು ಆ ಫೀಚರ್ ಇಂಪ್ಲಿಮೆಂಟ್ ಮಾಡಿದ್ದೇವೆ. ನಂತರ ನಾವು ಮತ್ತೊಂದು ಫೀಚರ್ ಸೇರಿಸಿದೆವು. ಅದರಲ್ಲಿ ಇಡೀ ಸಾಮ್ರಾಜ್ಯದ ದತ್ತಾಂಶ ಅಂಕಿಅಂಶಗಳನ್ನು ಒದಗಿಸುವ ಮೂಲಕ ನಾವು ಟ್ರಂಪ್ ಕಾರ್ಡ್ನಂತಹ ರಚನೆಯನ್ನು ರಚಿಸಿದ್ದೇವೆ. ಇದರಿಂದ ಮಾಹಿತಿ ಸುಲಭವಾಗಿ ಮಕ್ಕಳನ್ನು ತಲುಪಬಹುದು. ಎಲ್ಲರೂ ಅದನ್ನು ಡೌನ್ಲೋಡ್ ಮಾಡಿ ಹಂಚಿಕೊಳ್ಳಬಹುದಾದಂತಹ ಒಂದೇ ಸ್ಥಳದಲ್ಲಿ ಮಾಹಿತಿ ಒಟ್ಟುಗೂಡಿಸಬೇಕೆಂದು ಒಬ್ಬರು ಸೂಚಿಸಿದ್ದರು. ಆದ್ದರಿಂದ ನಾವು ಆ ಫೀಚರ್ ಕೂಡ ಕಾರ್ಯಗತಗೊಳಿಸುತ್ತಿದ್ದೇವೆ. ನಾವು ತಪ್ಪುಗಳನ್ನು ಮಾಡುತ್ತೇವೆ ಎಂದು ತಿಳಿದುಕೊಳ್ಳುವುದು ಬಹಳ ಮುಖ್ಯವಾಗಿದೆ. ಏಕೆಂದರೆ ನಾವೇನೂ ಸರ್ವಶ್ರೇಷ್ಠರಲ್ಲ. ಅದನ್ನು ಗಮನದಲ್ಲಿಟ್ಟುಕೊಂಡೇ ತಿದ್ದುಪಡಿ ಟ್ಯಾಬನ್ನು ಸೇರಿಸಿದ್ದೇವೆ. ಇದು ಎಲ್ಲರಿಗೂ ಮುಕ್ತವಾಗಿರಬೇಕು. ಎಲ್ಲ ಕೊಡುಗೆಗಳ ಆಧಾರದ ಮೇಲೆ ಮುಂದಿನ ಕೆಲವು ವರ್ಷಗಳವರೆಗೆ ಇತಿಹಾಸವನ್ನು ಆಸಕ್ತಿದಾಯಕ ವಿಷಯವನ್ನಾಗಿ ಮಾಡುವ ಸೈಟನ್ನು ನಾವು ರಚಿಸಬೇಕು.
5: ಕೃಷ್ಣ ಅವರೇ, ತಾವು ನಿಜವಾಗಿಯೂ ಒಂದು ಮಹತ್ವದ ಕೆಲಸವನ್ನು ಮಾಡಿದ್ದೀರಿ. ನಿಮಗೆ ಇತಿಹಾಸದ ಹೊರತಾಗಿ ಇನ್ನೂ ಅನೇಕ ಹವ್ಯಾಸಗಳಿರಬೇಕಲ್ಲವೇ? ಬೇರೆ ಏನೇನು ಮಾಡುವಿರಿ?
6: ಇಲ್ಲ ಸರ್, ನಾನೇನು ಅಷ್ಟೊಂದು ಆಸಕ್ತಿಕರ ವ್ಯಕ್ತಿತ್ವದವನಲ್ಲ ಸರ್. ನನಗೆ ತಂತ್ರಜ್ಞಾನದಲ್ಲಿ ತುಂಬ ಆಸಕ್ತಿ ಇದೆ ಮತ್ತು ಇತಿಹಾಸದಲ್ಲಿಯೂ ಆಸಕ್ತಿ ಇದೆ. ಇನ್ನು ತಂತ್ರಜ್ಞಾನ ಮತ್ತು ಇತಿಹಾಸ ಎರಡೂ ಒಗ್ಗೂಡಿದ ಮೇಲೆ ಇಡೀ ದಿನ ಇದರಲ್ಲೇ ಮುಳುಗಿರುತ್ತೇನೆ.
5: ಸರಿ ಕೃಷ್ಣ ಅವರೇ,

ನಿಮಗೆ ನನ್ನ ಅನಂತ ಶುಭಾಶಯಗಳು. ನೀವು ಒಂದು ಒಳ್ಳೆಯ ಆರಂಭ ಮಾಡಿದ್ದೀರಿ ಮತ್ತು ನಿಮ್ಮ ಶೈಲಿ ಹೇಗಿದೆ ಎಂದರೆ ಜನರು ಖಂಡಿತ ಒಗ್ಗೂಡುತ್ತಾರೆ ಎಂಬ ಸಂಪೂರ್ಣ ವಿಶ್ವಾಸ ನನಗಿದೆ. ನಿಮಗೆ ಅನೇಕಾನೇಕ ಶುಭಾಶಯಗಳು. ಸ್ನೇಹಿತರೆ, ಕೃಷ್ಣ ಅವರ ಈ ಪ್ರಯತ್ನ ಕೇವಲ ಇತಿಹಾಸದ ವಿದ್ಯಾರ್ಥಿಗಳಿಗೆ ಮಾತ್ರವಲ್ಲ, ನಮಗೆಲ್ಲರಿಗೂ ನಮ್ಮ ಗತಕಾಲವನ್ನು ಸ್ವಾರಸ್ಯಕರ ರೀತಿಯಲ್ಲಿ ತಿಳಿದುಕೊಳ್ಳಲು ನೆರವಾಗುತ್ತದೆ. ನಿಮ್ಮ ಬಳಿಯೂ ಇಂತಹ ಪ್ರಯತ್ನಗಳ ಕುರಿತು ಮಾಹಿತಿ ಇದ್ದರೆ ಅದನ್ನು ಖಂಡಿತವಾಗಿ ಹಂಚಿಕೊಳ್ಳಿ. ನನ್ನ ಪ್ರೀತಿಯ ದೇಶವಾಸಿಗಳೇ, ವಿಕಸಿತ ಭಾರತಕ್ಕಾಗಿ ಮಾದಕ ದ್ರವ್ಯ ಮುಕ್ತ ಯುವ ಸಮೂಹ ಅನ್ನೋ ಈ ಅಭಿಯಾನ ಇಡೀ ದೇಶಾದ್ಯಂತ ಈಗ ತುಂಬಾ ವೇಗವಾಗಿ ಮುಂದೆ ಸಾಗ್ತಿದೆ. ಇದರ ಗುರಿ ತುಂಬಾ ಸ್ಪಷ್ಟವಾಗಿದೆ. ನಮ್ಮ ಯುವಜನತೆ ಮಾದಕ ವಸ್ತುಗಳಿಂದ ದೂರವಿರಬೇಕು, ಡ್ರಗ್ ಫ್ರೀ ಇಂಡಿಯಾ ಆಗಬೇಕು. ಬಹಳಷ್ಟು ಜನ, ಅದರಲ್ಲೂ ಮುಖ್ಯವಾಗಿ ನಮ್ಮ ಯುವಕರು ಸಾಲು ಸಾಲಾಗಿ ಇದರ ಜೊತೆ ಕೈಜೋಡಿಸುತ್ತಿದ್ದಾರೆ. ಕೊನೆಗೆ ಇದು ನಮ್ಮ ಭಾರತದ ಯುವಕರ ಆರೋಗ್ಯ, ಅವರ ಸಂತೋಷ ಮತ್ತು ಒಳ್ಳೆಯ ಭವಿಷ್ಯಕ್ಕಾಗಿ ನಾವೆಲ್ಲರೂ ಸೇರಿ ತೆಗೆದುಕೊಂಡಿರುವ ಒಂದು ದೃಢ ಸಂಕಲ್ಪ. ಸ್ನೇಹಿತರೆ, ಈ ಕುಡಿತ ಅಥವಾ ಮಾದಕ ವಸ್ತುಗಳ ಚಟ ಅನ್ನೋದು ಬರೀ ಒಬ್ಬ ವ್ಯಕ್ತಿಯನ್ನು ಮಾತ್ರ ಹಾಳು ಮಾಡಲ್ಲ, ಇದರ ಕೆಟ್ಟ ಪರಿಣಾಮ ಇಡೀ ಕುಟುಂಬ ಮತ್ತು ಸಮಾಜವೇ ಅನುಭವಿಸಬೇಕಾಗುತ್ತೆ. ಮಾದಕ ವಸ್ತುಗಳ ವಿರುದ್ಧ ಬೇರೆಯವರಿಗೆ ಜಾಗೃತಿ ಮೂಡಿಸುತ್ತಿರೋ ಹಾಗೆ ಈ ಚಟಕ್ಕೆ ಬಿದ್ದಿರೋರಿಗೆ ನೆರವಿನ ಹಸ್ತ ಚಾಚುತ್ತಿರೋ ಪ್ರತಿಯೊಬ್ಬರನ್ನೂ ನಾನು ಮನಸಾರೆ ಮೆಚ್ಚಿಕೊಳ್ತೀನಿ. ಮಾದಕ ದ್ರವ್ಯ ಮುಕ್ತ ಭಾರತಕ್ಕಾಗಿ ನೀವು ಏನಾದರೂ ಅದ್ಭುತವಾದ ಸ್ಲೋಗನ್ ಅಥವಾ ಘೋಷಣೆಗಳನ್ನು ರೆಡಿ ಮಾಡಬಾರದೇಕೆ? ನಮ್ಮ ಯುವ ಸಂಗೀತಗಾರರು ಮಾದಕ ವಸ್ತುಗಳಿಲ್ಲದ ಜೀವನ ಎಷ್ಟು ಚೆಂದ ಅನ್ನೋ ಸಂದೇಶ ಕೊಡುವ ಒಳ್ಳೆ ಹಾಡುಗಳನ್ನು ಕಟ್ಟಿಕೊಡಬಾರದೇಕೆ? ವಿದ್ಯಾರ್ಥಿಗಳು ಮತ್ತು ನಾಟಕ ತಂಡದವರು ಮಾದಕ ವಸ್ತುಗಳ ಅಪಾಯಗಳ ಬಗ್ಗೆ, ಹಾಗೆ ಅದರಿಂದ ಆಚೆಗೆ ಬರೋ ಹಾದಿಗಳನ್ನು ತೋರಿಸುವ ತರಹದ ಹೃದಯ ತಟ್ಟುವ ಸಣ್ಣ ನಾಟಕಗಳನ್ನು ಬರೆಯಬಾರದೇಕೆ? ನಮ್ಮ ದೇಶದಲ್ಲಿ ಅದ್ಭುತವಾದ ಕಂಟೆಂಟ್ ಕ್ರಿಯೇಟ್ ಮಾಡೋರಿಗೇನೂ ಕೊರತೆ ಇಲ್ಲ. ಸಮಾಜಕ್ಕೆ ಹೆಲ್ಪ್ ಆಗೋ ತರಹ ಬೇರೆ ಬೇರೆ ಭಾಷೆಗಳಲ್ಲಿ ಇಂಥ ಕಂಟೆಂಟ್ ಮಾಡಿ ಅಂತ ನಾನು ವಿನಂತಿ ಮಾಡಿಕೊಳ್ತೀನಿ. ನೀವು ಮಾಡೋ ಈ ಪ್ರಯತ್ನಗಳನ್ನು ಹ್ಯಾಶ್ ಟ್ಯಾಗ್ ಬಳಸಿ ಸಾಮಾಜಿಕ ಮಾಧ್ಯಮದಲ್ಲೂ ಖಂಡಿತ ಹಂಚಿಕೊಳ್ಳಿ. ಯಾಕಂದ್ರೆ ಕೆಲವೊಮ್ಮೆ ಇಂತಹ ಸೃಜನಶೀಲ ಪ್ರಯತ್ನಗಳು ಔಪಚಾರಿಕ ಅಭಿಯಾನಗಳಿಗಿಂತಲೂ ಹೆಚ್ಚು ಪರಿಣಾಮಕಾರಿಯಾಗಿರುತ್ತವೆ. ಬನ್ನಿ, ಭಾರತದ ಯುವಕರನ್ನು ಈ ಕೆಟ್ಟ ಚಟಗಳಿಂದ ದೂರವಿಡೋ, ಅವರನ್ನು ಮುಕ್ತವಾಗಿಡೋ ಈ ಪವಿತ್ರ ಕೆಲಸದಲ್ಲಿ ನಾವೆಲ್ಲರೂ ನಮ್ಮ ನಮ್ಮ ಪಾತ್ರವನ್ನು ವಹಿಸೋಣ. ನಿಮ್ಮ ಪ್ರಯತ್ನಗಳನ್ನು ಹ್ಯಾಶ್ಟ್ಯಾಗ್ ನಶಾ ಮುಕ್ತ ಯುವ ಜೊತೆ ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಳ್ಳಿ. ನನ್ನ ಪ್ರಿಯ ದೇಶವಾಸಿಗಳೇ, ಈ ಆಗಸ್ಟ್ ತಿಂಗಳಲ್ಲಿ ನಮಗೆಲ್ಲ ಎಲ್ಲೆಲ್ಲೂ ದೇಶಭಕ್ತಿಯ ಹಲವು ಬಣ್ಣಗಳು ಕಾಣಸಿಗುತ್ತವೆ. ಈ ಸಮಯದಲ್ಲಿ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ದೇಶಪ್ರೇಮದ ಭಾವನೆ ಇನ್ನೂ ಹೆಚ್ಚಾಗುತ್ತೆ. ರಾಷ್ಟ್ರೀಯ ಕೈಮಗ್ಗ ದಿನ, ಕ್ವಿಟ್ ಇಂಡಿಯಾ ಚಳವಳಿಯ ವಾರ್ಷಿಕೋತ್ಸವದಿಂದ ಹಿಡಿದು ದೇಶ ವಿಭಜನೆಯ ಭೀಕರತೆಯನ್ನು ನೆನಪಿಸಿಕೊಳ್ಳೋ ದಿನದವರೆಗೆ, ಇವೆಲ್ಲವೂ ಈ ತಿಂಗಳನ್ನು ತುಂಬಾ ವಿಶೇಷ ಮಾಡುತ್ತವೆ. ಇನ್ನು ಸ್ವಾತಂತ್ರ್ಯ ದಿನಾಚರಣೆ ಮತ್ತು ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಅಂತೂ ಪ್ರತಿಯೊಬ್ಬ ದೇಶವಾಸಿಯಲ್ಲೂ ಹೆಮ್ಮೆ ತುಂಬಿ ತುಳುಕುವಂತೆ ಮಾಡುತ್ತವೆ. ಹರ್ ಘರ್ ತಿರಂಗ ಅಭಿಯಾನ ಈ ಭಾವನೆಯನ್ನು ಇನ್ನಷ್ಟು ಗಟ್ಟಿ ಮಾಡಿದೆ. ವಂದೇ ಮಾತರಂ ಗೀತೆಗೆ 150 ವರ್ಷ ತುಂಬಿರುವುದರಿಂದ ಈ ವರ್ಷ ಇನ್ನೂ ವಿಶೇಷವಾಗಿದೆ. ಈ ಸಲ 8 ಕೋಟಿಗೂ ಹೆಚ್ಚು ತ್ರಿವರ್ಣ ಧ್ವಜದ ಸೆಲ್ಫಿಗಳನ್ನು ಅಪ್ಲೋಡ್ ಮಾಡಲಾಗಿದೆ. ತ್ರಿವರ್ಣ ಧ್ವಜದ ಈ ಸಂಭ್ರಮ ಬರೀ ಭಾರತಕ್ಕೆ ಮಾತ್ರ ಸೀಮಿತವಾಗಿ ಉಳಿಯಲಿಲ್ಲ. ಈ ವರ್ಷ ಸೂರ್ಯಪಥ ತಿರಂಗ ಮೂಲಕ ನಮ್ಮ ರಾಷ್ಟ್ರಧ್ವಜ ಇಡೀ ಜಗತ್ತಿನಾದ್ಯಂತ ಒಂದು ಅಪರೂಪದ ಪ್ರಯಾಣ ಬೆಳೆಸಿತು. ಫಿಜಿ ದೇಶದ ಸುವಾದಲ್ಲಿ ಸೂರ್ಯನ ಮೊದಲ ಕಿರಣ ಬೀಳುತ್ತಿದ್ದ ಹಾಗೆ ತ್ರಿವರ್ಣ ಧ್ವಜ ಹಾರಿಸಲಾಯಿತು. ಅದಾದ ಮೇಲೆ ಏಷ್ಯಾ, ಆಫ್ರಿಕಾ, ಯುರೋಪ್, ಆಮೇಲೆ ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋವರೆಗೂ ನಮ್ಮ ಭಾರತೀಯ ದೂತಾವಾಸ ಹಾಗೂ ಕಚೇರಿಗಳಲ್ಲಿ ತ್ರಿವರ್ಣ ಧ್ವಜ ರಾರಾಜಿಸಿತು. ನೀವು ಒಮ್ಮೆ ಊಹಿಸಿಕೊಂಡು ನೋಡಿ ಆ ದೃಶ್ಯಗಳು ಎಷ್ಟು ಅದ್ಭುತವಾಗಿ ಇರ್ತಿದ್ವು ಅಂತ. ಜಗತ್ತಿನಲ್ಲಿ ಸೂರ್ಯ ಮುನ್ನಡೆದ ಹಾಗೆಲ್ಲ ನಮ್ಮ ಭಾರತದ ತ್ರಿವರ್ಣ ಧ್ವಜವೂ ಹಾರಾಡ್ತಾ ಮುಂದೆ ಸಾಗಿತು. ಇಂಥ ಪ್ರಯತ್ನಗಳು ಇಡೀ ಸಮಾಜವನ್ನು ಒಂದೇ ದಾರದಲ್ಲಿ ಪೋಣಿಸುತ್ತವೆ. ಇವುಗಳಿಂದ ದೇಶ

ದೇಶದ ಜೊತೆ ನಮಗಿರೋ ಬಾಂಧವ್ಯ ಇನ್ನೂ ಆಳವಾಗುತ್ತೆ. ಈ ಕೆಲಸಗಳಲ್ಲಿ ತೊಡಗಿಸಿಕೊಂಡಿರೋ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ತುಂಬಾ ತುಂಬಾ ಅಭಿನಂದನೆಗಳು. ನನ್ನ ಪ್ರೀತಿಯ ದೇಶವಾಸಿಗಳೇ, ನಮ್ಮ ಊರು, ತಾಲ್ಲೂಕು, ನಗರಗಳ ರಸ್ತೆಗಳಲ್ಲಿ ಪ್ರತಿದಿನ ಬೆಳಗ್ಗಿನಿಂದ ಸಂಜೆಯವರೆಗೂ ಲಕ್ಷಾಂತರ ಮಹಿಳೆಯರು ತಮ್ಮ ತಮ್ಮ ಕೆಲಸಗಳಲ್ಲಿ ನಿರತರಾಗಿರುತ್ತಾರೆ. ಯಾರೋ ತರಕಾರಿ ಮಾರ್ತಾರೆ, ಇನ್ಯಾರೋ ಹಣ್ಣು, ಇನ್ಯಾರೋ ಚಹಾ ತಳ್ಳುವ ಗಾಡಿ ಇಟ್ಕೊಂಡಿರ್ತಾರೆ, ಇನ್ನು ಕೆಲವರು ಹೂವು, ದೀಪ ಮತ್ತು ಪೂಜೆ ಸಾಮಗ್ರಿಗಳನ್ನು ಮಾರ್ತಾರೆ. ಕೆಲವೊಮ್ಮೆ ಬರೀ ಸ್ವಲ್ಪ ಹಣದ ಅಭಾವ ಅವರ ವ್ಯಾಪಾರವನ್ನು ಬೆಳೆಯದಂತೆ ತಡೆದು ಬಿಡುತ್ತೆ. ಆದರೆ ಈಗ ಇಂತಹ ಲಕ್ಷಾಂತರ ತಾಯಂದಿರು ಮತ್ತು ಸಹೋದರಿಯರಿಗೆ ಪಿಎಂ ಸ್ವನಿಧಿ ಯೋಜನೆಯಿಂದ ಹೊಸ ಶಕ್ತಿ ಸಿಕ್ತಿದೆ. ಮಹಿಳಾ ಸಬಲೀಕರಣದ ಈ ಮಗ್ಗುಲ ಬಗ್ಗೆ ಎಷ್ಟು ಚರ್ಚೆಯಾಗಬೇಕೋ ಅಷ್ಟು ಆಗ್ತಿಲ್ಲ. ಪಿಎಂ ಸ್ವನಿಧಿ ಯೋಜನೆಯ ಫಲಾನುಭವಿಗಳಲ್ಲಿ ಸುಮಾರು 46% ಬರೀ ಮಹಿಳೆಯರೇ ಇದ್ದಾರೆ. ಅಂದರೆ ದೇಶಾದ್ಯಂತ ಹತ್ತಿರ 35 ಲಕ್ಷ ಮಹಿಳೆಯರು ಈ ಯೋಜನೆಯ ಜೊತೆ ಸೇರಿ ತಮ್ಮ ವ್ಯಾಪಾರವನ್ನು ದೊಡ್ಡ ಮಟ್ಟಕ್ಕೆ ಬೆಳೆಸ್ತಾ ಇದ್ದಾರೆ. ಸ್ನೇಹಿತರೆ, ಗಾಜಿಯಾಬಾದ್ನ ಬಬಿತಾ ಶರ್ಮಾಜಿ ಇದಕ್ಕೆ ಒಂದು ಉತ್ತಮ ಉದಾಹರಣೆ. ಬಬಿತಾಜಿ ಪೂಜಾ ಸಾಮಗ್ರಿಗಳ ಒಂದು ಸಣ್ಣ ಅಂಗಡಿ ಇಟ್ಟುಕೊಂಡಿದ್ರು. ಹೂವು, ದೀಪ, ಧೂಪದ ಕಡ್ಡಿ, ತೆಂಗಿನಕಾಯಿ ಈ ತರಹದ ವಸ್ತುಗಳನ್ನು ಮಾರಿ ಅವರು ತಮ್ಮ ಕುಟುಂಬದ ಹೊಟ್ಟೆಪಾಡಿಗೆ ಆಸರೆಯಾಗಿದ್ದರು. ಪಟ್ಟ ಶ್ರಮ ಅಪಾರವಾಗಿತ್ತು, ಆದರೆ ವ್ಯಾಪಾರ ಬೆಳೆಸೋಕೆ ದುಡ್ಡಿನ ಅಗತ್ಯವಿತ್ತು. ಪಿಎಂ ಸ್ವನಿಧಿಯಿಂದ ಅವರಿಗೆ ಆರ್ಥಿಕ ನೆರವು ಸಿಕ್ತು. ಅವರು ತಮ್ಮ ಅಂಗಡಿಯಲ್ಲಿ ಸಾಮಗ್ರಿಗಳನ್ನು ಜಾಸ್ತಿ ಮಾಡಿದರು, ವ್ಯಾಪಾರವನ್ನು ವಿಸ್ತರಿಸಿದರು, ಗ್ರಾಹಕರು ಹೆಚ್ಚಾದರು, ಆದಾಯವೂ ಜಾಸ್ತಿಯಾಯಿತು. ನಿಧಾನವಾಗಿ ರಸ್ತೆ ಬದಿಯಲ್ಲಿದ್ದ ಅವರ ಸಣ್ಣ ಅಂಗಡಿ ಇವತ್ತು ಒಂದು ದೊಡ್ಡ ಅಂಗಡಿಯಾಗಿ ಬದಲಾಗಿದೆ. ಸ್ನೇಹಿತರೆ, ಬೆಂಗಳೂರಿನ ಟಿಎಸ್ ನಿಂಗಮ್ಮ ಅವರ ಉದಾಹರಣೆ ಕೂಡ ತುಂಬಾ ಸ್ಫೂರ್ತಿದಾಯಕವಾಗಿದೆ. ನಿಂಗಮ್ಮ ಮತ್ತು ಅವರ ಪತಿ ಜೊತೆಗೂಡಿ ಇಡ್ಲಿ, ದೋಸೆ ಮತ್ತು ಸಾಂಬಾರ್ ಮಾರೋ ಸಣ್ಣ ಕೆಲಸ ಶುರು ಮಾಡಿದರು. ವ್ಯಾಪಾರ ಚೆನ್ನಾಗಿಯೇ ನಡೀತಿತ್ತು, ಆದರೆ ಇದನ್ನು ಮತ್ತಷ್ಟು ಬೆಳೆಸೋಕೆ ದುಡ್ಡಿನ ಅಗತ್ಯವಿತ್ತು. ನಿಂಗಮ್ಮ ಅವರಿಗೂ ಪಿಎಂ ಸ್ವನಿಧಿಯಿಂದ ಬೆಂಬಲ ಸಿಕ್ತು. ಅವರು ತಮ್ಮ ತಳ್ಳುವ ಗಾಡಿಯನ್ನು ಇನ್ನಷ್ಟು ಚೆನ್ನಾಗಿ ಮಾಡಿದರು. ಸಾಮಗ್ರಿಗಳನ್ನು ಸಗಟು ದರದಲ್ಲಿ ಕೊಂಡುಕೊಳ್ಳೋಕೆ ಪ್ರಾರಂಭಿಸಿದರು. ತಿಂಡಿಗಳ ಪಟ್ಟಿಯಲ್ಲಿ ಹಲವು ಹೊಸ ಪದಾರ್ಥಗಳನ್ನು ಸೇರಿಸಿದರು. ಇದರಿಂದ ಗ್ರಾಹಕರು ಹೆಚ್ಚಾದರು, ಸಂಪಾದನೆ ಜಾಸ್ತಿಯಾಯಿತು, ಮತ್ತು ಕುಟುಂಬದ ಆರ್ಥಿಕ ಪರಿಸ್ಥಿತಿಯೂ ಸುಧಾರಿಸಿತು. ಇವತ್ತು ಅವರು ತಮ್ಮ 3 ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಿಸೋಕೆ ಶಕ್ತರಾಗಿದ್ದಾರೆ. ಸ್ನೇಹಿತರೆ, ಒಬ್ಬ ಮಹಿಳೆಯ ವ್ಯಾಪಾರ ಬೆಳೆದಾಗ ಅವಳ ಜೊತೆ ಇಡೀ ಕುಟುಂಬದ ಭವಿಷ್ಯವೂ ಅಭಿವೃದ್ಧಿ ಹೊಂದುತ್ತದೆ. ಮಕ್ಕಳು ಉತ್ತಮ ಶಿಕ್ಷಣ ಪಡೆಯುತ್ತಾರೆ, ಮನೆಯ ಅಗತ್ಯಗಳು ಪೂರೈಸಲ್ಪಡುತ್ತವೆ, ಮತ್ತು ಮಹಿಳೆಯ ಆತ್ಮವಿಶ್ವಾಸ ಇನ್ನಷ್ಟು ಹೆಚ್ಚಾಗುತ್ತೆ. ಇದೇ ಅಲ್ವಾ ಮಹಿಳಾ ಸಬಲೀಕರಣದ ಜೀವಂತ ಉದಾಹರಣೆ? ರಸ್ತೆ ಬದಿ ವ್ಯಾಪಾರ ಮಾಡೋ ನನ್ನೆಲ್ಲ ಸಹೋದರಿಯರಿಗೆ ಅವರ ಉಜ್ವಲ ಭವಿಷ್ಯಕ್ಕಾಗಿ ನಾನು ಶುಭ ಹಾರೈಸುತ್ತೇನೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಸ್ವಚ್ಛತೆಯಲ್ಲಿ ಒಂದು ದೊಡ್ಡ ವಿಶೇಷತೆ ಇದೆ. ಯಾವುದಾದರೂ ಒಂದು ಜಾಗವನ್ನು ಸ್ವಚ್ಛವಾಗಿಡೋ ಸಂಕಲ್ಪ ಅಲ್ಲಿರೋ ಜನರ ಸಂಕಲ್ಪವಾದಾಗ ಆ ಬದಲಾವಣೆ ಬರೀ ಶುಚಿತ್ವ ಮಾಡೋದಕ್ಕಷ್ಟೇ ಸೀಮಿತವಾಗಿ ಉಳಿಯಲ್ಲ. ಅದರಿಂದ ಆ ಜಾಗದ ಇಡೀ ಗುರುತೇ ಬದಲಾಗಿ ಬಿಡುತ್ತೆ. ದೇಶದ ಬೇರೆ ಬೇರೆ ಮೂಲೆಗಳಲ್ಲಿ ಸ್ವಚ್ಛತೆಗಾಗಿ ಮಾಡುತ್ತಿರುವ ಇಂತಹ ಪ್ರಯತ್ನಗಳು ನಮಗೆ ನಿರಂತರ ಪ್ರೇರಣೆ ನೀಡುತ್ತವೆ. ಉತ್ತರ ಪ್ರದೇಶದ ರಾಂಪುರದಲ್ಲಿ ಪಟವಾಯಿ ಅನ್ನೋ ಒಂದು ಹಳ್ಳಿ ಇದೆ. ಅಲ್ಲಿ ಆಕಾಶ್ ಮತ್ತು ರೋಹನ್ ಅನ್ನೋ ಇಬ್ಬರು ಗೆಳೆಯರು ತಮ್ಮ ಸುತ್ತಮುತ್ತಲಿನ ಜಾಗ ಕಸದಿಂದ ತುಂಬಿರೋದನ್ನು ನೋಡಿದರು. ಅಷ್ಟೇ, ಆಕಾಶ್ ಮತ್ತು ರೋಹನ್ ಕಸದ ಚೀಲ ಹಿಡಿದುಕೊಂಡು ಶುಚಿ ಮಾಡೋಕೆ ಹೊರಟೇ ಬಿಟ್ರು. ನಿಧಾನವಾಗಿ ಬೇರೆ ಯುವಕರು ಅವರ ಜೊತೆ ಸೇರಿಕೊಳ್ಳೋಕೆ ಶುರು ಮಾಡಿದರು. ಒಂದು ತಂಡ ಕೂಡ ಸಿದ್ಧವಾಯಿತು. ಅದರ ಹೆಸರು ಕ್ಲೀನಪ್ ಪಟವಾಯಿ. ಈ ಯುವಕರು ಇಲ್ಲಿಯವರೆಗೂ 4 ಗಂಗಾಘಾಟ್ಗಳನ್ನು ಸ್ವಚ್ಛ ಮಾಡಿದ್ದಾರೆ. 1 ಟನ್ಗೂ ಹೆಚ್ಚು ಪ್ಲಾಸ್ಟಿಕ್ ಕಸ ತೆಗೆದಿದ್ದಾರೆ. ಇವರು ಎಷ್ಟೋ ಕೆರೆಗಳನ್ನು ಮತ್ತು ಸಾರ್ವಜನಿಕ ಜಾಗಗಳನ್ನು ಸ್ವಚ್ಛ ಮಾಡಿದ್ದಾರೆ. ಸ್ನೇಹಿತರೆ, ಈ ಸಲದ ಶ್ರೀ ಅಮರನಾಥ ಯಾತ್ರೆಯಲ್ಲೂ ಸ್ವಚ್ಛತೆ ಮತ್ತು ಜನರ ಭಾಗವಹಿಸುವಿಕೆಯ ಇಂತಹದ್ದೇ ಒಂದು ಸ್ಫೂರ್ತಿದಾಯಕ ಚಿತ್ರಣ ನೋಡೋಕೆ ಸಿಕ್ತು. ಕಷ್ಟದ ಹಾದಿಗಳಲ್ಲಿ 1000 ಸ್ವಚ್ಛತಾ ಸಿಬ್ಬಂದಿ ಹಗಲು ರಾತ್ರಿ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ರು. ಈ ವರ್ಷ ಯಾತ್ರೆಯ ಸಮಯದಲ್ಲಿ 400 ಮೆಟ್ರಿಕ್ ಟನ್ಗೂ ಹೆಚ್ಚು ಕಸವನ್ನು ಸಂಗ್ರಹಿಸಿ ಸಂಸ್ಕರಣೆ ಮಾಡಲಾಗಿದೆ. ನನಗೆ ಈ ಪ್ರಯತ್ನದಲ್ಲಿ ಒಂದು ವಿಷಯ ತುಂಬಾ ಇಷ್ಟ ಆಯಿತು.
ಸ್ವಚ್ಛತೆಯ ಈ ಅಭಿಯಾನದಲ್ಲಿ ಭಕ್ತರೂ ಕೂಡ ಪಾಲುದಾರರಾದರು. 16,000 ಹೆಚ್ಚು ಯಾತ್ರಿಕರು ಸ್ವಚ್ಛತೆಯ ಸಂಕಲ್ಪ ಕೈಗೊಂಡರು. 10,000 ಹೆಚ್ಚು ಯಾತ್ರಿಕರಿಗೆ ಜವಾಬ್ದಾರಿಯುತ ಯಾತ್ರಿ ಪ್ರಮಾಣ ಪತ್ರ ಕೂಡ ನೀಡಲಾಯಿತು. ಇಲ್ಲಿ ಒಂದು ವಿಶಿಷ್ಟ ಪ್ರಯೋಗ ಕೂಡ ನಡೆಯಿತು. ಯಾತ್ರೆಯಲ್ಲಿ ಕುದುರೆ ಮತ್ತು ಕತ್ತೆಗಳ ಸೆಗಣಿಯನ್ನು ಜೈವಿಕ ಅನಿಲವಾಗಿ ಬದಲಾಯಿಸಿ ಅಶುದ್ಧ ಇಂಧನದಿಂದಲೇ ಸ್ವಚ್ಛ ಜ್ಯೋತಿ ಬೆಳಗಿಸಲಾಯಿತು. ಅಂದರೆ ಬಾಬಾ ಬರ್ಫಾನಿಯ ಈ ಪವಿತ್ರ ಯಾತ್ರೆಯಲ್ಲಿ ಸ್ವಚ್ಛತೆಯು ಸೇವೆ ಮತ್ತು ಭಕ್ತಿಯ ಒಂದು ರೂಪವಾಗಿ ಬದಲಾಯಿತು. ಸ್ನೇಹಿತರೆ, ನಮ್ಮ ಹಳ್ಳಿಗಳಿರಲಿ ಅಥವಾ ನಗರಗಳಿರಲಿ, ನಮ್ಮ ನದಿಗಳಿರಲಿ ಅಥವಾ ತೀರ್ಥಕ್ಷೇತ್ರಗಳಿರಲಿ, ಇವುಗಳ ಗುರುತು ನಮ್ಮ ನಡವಳಿಕೆಯಿಂದಲೂ ಸೃಷ್ಟಿಯಾಗುತ್ತೆ ಮತ್ತು ಸ್ವಚ್ಛತೆ ಅನ್ನೋದು ಈ ನಡವಳಿಕೆಯಲ್ಲಿ ಸೇರಿಕೊಂಡಾಗ ಆ ಜಾಗದ ಸೌಂದರ್ಯ ಇನ್ನಷ್ಟು ಹೆಚ್ಚಾಗುತ್ತೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಕೆಲವೊಮ್ಮೆ ನಮ್ಮ ಒಂದು ಸಣ್ಣ ಹವ್ಯಾಸ ಜೀವನದಲ್ಲಿ ಒಂದು ದೊಡ್ಡ ಅವಕಾಶದ ಹಾದಿಯನ್ನು ತೆರೆದು ಬಿಡುತ್ತೆ. ನಾಗಾಲ್ಯಾಂಡ್ನ ಫೆಕ್ ಜಿಲ್ಲೆಯ ವೇಸಾಲುಪುರೋ ಅವರ ಜೀವನ ಪಯಣವು ಹೀಗೆಯೇ ಆಗಿದೆ. ವೇಸಾಲು ರೈತ ಕುಟುಂಬದಲ್ಲಿ ಬೆಳೆದವರು. ಚಿಕ್ಕಂದಿನಲ್ಲಿ ತಮ್ಮ ಅಪ್ಪ ಅಮ್ಮ ಕೃಷಿ ಮಾಡೋದನ್ನು ನೋಡಿದ್ರು. ಅವರಿಗೆ ಸ್ವತಃ ಹೂಗಳೆಂದರೆ ಬಹಳ ಪ್ರೀತಿ. 2021 ಅವರು ಇದೇ ಹವ್ಯಾಸದ ಜೊತೆ ಸಣ್ಣ ಮಟ್ಟದಲ್ಲಿ ಹೂ ಬೆಳೆಯೋಕೆ ಶುರು ಮಾಡಿದರು. ನಿಧಾನವಾಗಿ ಅವರಿಗೆ ಇದರಲ್ಲಿ ಒಂದು ದೊಡ್ಡ ಅವಕಾಶ ಕಾಣಿಸೋಕೆ ಶುರುವಾಯಿತು. ಮದುವೆ ಮುಂಜಿಯೇ ಇರಲಿ, ಬೇರೆ ಹಬ್ಬಗಳೇ ಇರಲಿ, ಹೂವುಗಳಿಗೆ ಬೇಡಿಕೆ ಇದ್ದೇ ಇರುತ್ತೆ ಅನ್ನೋದನ್ನು ಅವರು ಗಮನಿಸಿದರು. ವೇಸಾಲು ತಮ್ಮ ಈ ಹವ್ಯಾಸವನ್ನು ಮುಂದೆ ಕೊಂಡೊಯ್ಯೋಕೆ ನಿರ್ಧರಿಸಿದರು. ಈ ಪಯಣದಲ್ಲಿ ಅವರಿಗೆ ಸ್ಥಳೀಯ ಕೃಷಿ ವಿಜ್ಞಾನ ಕೇಂದ್ರದಿಂದ ಹೂವುಗಳ ವೈಜ್ಞಾನಿಕ ಬೇಸಾಯದ ತರಬೇತಿ ಸಿಕ್ತು. ಆಮೇಲೆ ಅವರು ಬರೀ 1/2 ಎಕರೆ ಜಮೀನಿನಲ್ಲಿ ಸಾವಿರಾರು ಗ್ಲಾಡಿಯೋಲಸ್ ಹೂವಿನ ಗಿಡಗಳನ್ನು ನೆಟ್ಟರು. ಮೊದಲ ಪ್ರಯತ್ನದಲ್ಲೇ 5,000 ಹೆಚ್ಚು ಹೂವುಗಳು ಅರಳಿದವು. ಸ್ನೇಹಿತರೆ, ಈ ಯಶಸ್ಸು ವೇಸಾಲು ಅವರಿಗೆ ಹೊಸ ಆರಂಭವಾಯಿತು. ಅವರು ಹೂವಿನ ಕೃಷಿಯನ್ನು ಇನ್ನೂ ಮುಂದಕ್ಕೆ ಕೊಂಡೊಯ್ದರು. ಯಾವ ಹೂವುಗಳು ಒಂದು ಕಾಲದಲ್ಲಿ ಬರೀ ಸ್ಥಳೀಯ ಮಾರುಕಟ್ಟೆಯಲ್ಲೇ ಉಳಿದು ಬಿಡ್ತಿದ್ವೋ, ಇವತ್ತು ಅವು ನಾಗಾಲ್ಯಾಂಡ್ನಿಂದ ಹೊರಟು ದೆಹಲಿ ಮತ್ತು ಮುಂಬೈ ತರಹದ ನಗರಗಳಿಗೆ ತಲುಪುತ್ತಿವೆ. ವೇಸಾಲುಪುರೋ ಅವರ ಈ ಪಯಣ ನಮಗೆ ಏನು ಹೇಳುತ್ತೆ ಅಂದರೆ, ಹವ್ಯಾಸಕ್ಕೆ ಕಠಿಣ ಪರಿಶ್ರಮ ಮತ್ತು ಸರಿಯಾದ ಮಾರ್ಗದರ್ಶನ ಸಿಕ್ಕಾಗ ಅದು ಹೊಸ ಹೊಸ ಅವಕಾಶಗಳ ಹಾದಿಯನ್ನೇ ತೆರೆಯಬಲ್ಲದು. ನನ್ನ ಪ್ರೀತಿಯ ದೇಶವಾಸಿಗಳೇ, ನಮ್ಮ ಸುತ್ತಮುತ್ತ ಇಂತಹ ಎಷ್ಟೋ ಜನರಿದ್ದಾರೆ. ಅವರು ಒಂದು ಸಣ್ಣ ಪ್ರಯತ್ನದಿಂದ ಕೆಲಸ ಶುರು ಮಾಡ್ತಾರೆ ಮತ್ತು ನೋಡ್ತಾ ನೋಡ್ತಾ ಇದ್ದಂತೆ ಅವರ ಆ ಪ್ರಯತ್ನವೇ ಎಷ್ಟೋ ಜನರ ಜೀವನದಲ್ಲಿ ದೊಡ್ಡ ಬದಲಾವಣೆಯ ಹಾದಿಯನ್ನೇ ನಿರ್ಮಿಸಿಬಿಡುತ್ತೆ. ಒಡಿಶಾದ ದೇವ್ರಿಘಡದಲ್ಲಿ ಧೋಡ್ರೋ ಕುಸುಮ್ ಅನ್ನೋ ಒಂದು ಹಳ್ಳಿಯಿದೆ. ಕೆಲವು ವರ್ಷಗಳ ಹಿಂದಿನವರೆಗೂ ಈ ಹಳ್ಳಿಯ ಮೈಥಿಲಿ ಭೂಯೆ ಅನ್ನೋವರು ಹತ್ರ ಹತ್ರ ಪ್ರತಿದಿನ ಕಾಡಿಗೆ ಹೋಗ್ತಿದ್ರು. ಕೆಲವೊಮ್ಮೆ ಸೌದೆ ತರೋಕೆ, ಕೆಲವೊಮ್ಮೆ ಮಹುವ ಹೂಗಳು ಮತ್ತು ಕೇಂದು ಎಲೆಗಳನ್ನು ಆರಿಸೋಕೆ, ಇನ್ನು ಕೆಲವೊಮ್ಮೆ ಬಿದಿರಿನ ಚಿಗುರು ಮತ್ತು ಕಾಡಿನ ಇತರ ಪದಾರ್ಥಗಳನ್ನು ತರೋಕೆ. ಅವರ ಮತ್ತು ಅಲ್ಲಿದ್ದ ಎಷ್ಟೋ ಕುಟುಂಬಗಳ ಅಗತ್ಯಗಳು ಇದೇ ಕಾಡಿನಿಂದ ಪೂರೈಸಲ್ಪಡುತ್ತಿದ್ದವು. ಆದರೆ ನಂತರ ಮೈಥಿಲಿಜಿ ದೇವ್ರಿಘಡದ ಪರಿಸರ ಪ್ರವಾಸೋದ್ಯಮದ ಜೊತೆ ಸೇರಿಕೊಂಡರು. ಇಲ್ಲಿಂದ ಕಾಡಿನ ಜೊತೆಗಿದ್ದ ಅವರ ಸಂಬಂಧವೇ ಒಂದು ಹೊಸ ದಿಕ್ಕಿಗೆ ಬದಲಾಯಿತು. ಈಗ ಕಾಡನ್ನು ರಕ್ಷಿಸೋದೇ ಅವರ ಜೀವನೋಪಾಯಕ್ಕೆ ಒಂದು ದಾರಿಯಾಯಿತು. ಸ್ನೇಹಿತರೆ, ಮೈಥಿಲಿಜಿಯವರ ಜೀವನದಲ್ಲಿ ಬಂದ ಈ ಬದಲಾವಣೆ ಬೇರೆ ಮಹಿಳೆಯರಿಗೂ ದೊಡ್ಡ ಪ್ರೇರಣೆ ತಂದಿದೆ. ಇವತ್ತು 60 ಹೆಚ್ಚು ಮಹಿಳೆಯರು ಕಾಡಿನ ಸಂರಕ್ಷಣೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಕೆಲವರು ಕಾಡು ಪ್ರಾಣಿಗಳ ರಕ್ಷಣೆಯ ಜವಾಬ್ದಾರಿ ಹೊತ್ತುಕೊಂಡಿದ್ದಾರೆ, ಕೆಲವರು ಹುಲ್ಲುಗಾವಲುಗಳ ಅಭಿವೃದ್ಧಿಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾರೆ, ಇನ್ನು ಕೆಲವರು ಪರಿಸರ ಪ್ರವಾಸೋದ್ಯಮ ಚಟುವಟಿಕೆಗಳಲ್ಲಿ ತಮ್ಮ ಕೊಡುಗೆ ನೀಡುತ್ತಿದ್ದಾರೆ. ಸ್ನೇಹಿತರೆ, ಮೈಥಿಲಿಜಿ ಮತ್ತು ದೇವ್ರಿಘಡದ ಈ ಸಹೋದರಿಯರು ಪ್ರಕೃತಿಯನ್ನು ರಕ್ಷಿಸಲೂಬಹುದು, ಜೊತೆಗೆ ಜೀವನದಲ್ಲಿ ಸಮೃದ್ಧಿಯನ್ನೂ ತರಬಹುದು ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ. ಈ ಎಲ್ಲ ಸಹೋದರಿಯರ ಪ್ರಯತ್ನ ನಮ್ಮೆಲ್ಲರಿಗೂ ತುಂಬಾ ದೊಡ್ಡ ಪ್ರೇರಣೆಯಾಗಿದೆ. ಸ್ನೇಹಿತರೆ, ಇವತ್ತು ನಮ್ಮ ಹೆಣ್ಣು ಮಕ್ಕಳ ಕನಸಿನ ಹಾರಾಟ ನೆಲದಿಂದ ಹೊರಟು ಬಾಹ್ಯಾಕಾಶದವರೆಗೂ ತಲುಪ್ತಿದೆ ಮತ್ತು ಇಂತಹ ಕನಸು ಕಾಣೋ ಪ್ರಪಂಚದ ಸಾವಿರಾರು ಹೆಣ್ಣು ಮಕ್ಕಳನ್ನು ಭಾರತ ಒಂದೇ ವೇದಿಕೆಯಲ್ಲಿ ಜೋಡಿಸ್ತಿದೆ ಅನ್ನೋದನ್ನು ತಿಳಿದರೆ ನಿಮಗೆ ಖಂಡಿತ ಹೆಮ್ಮೆಯಾಗುತ್ತೆ. ಈ ಪ್ರಯತ್ನದ ಹೆಸರು ಮಿಷನ್ ಶಕ್ತಿ ಸ್ಯಾಟ್. ಇದರ ಮೂಲಕ 108 ದೇಶಗಳ

12,000 ವಿದ್ಯಾರ್ಥಿನಿಯರಿಗೆ ಉಪಗ್ರಹ ತಂತ್ರಜ್ಞಾನ ಕಲಿಯೋಕೆ ಮತ್ತು ನಾವೀನ್ಯತೆ ರಂಗದಲ್ಲಿ ಮುಂದೆ ಬರೋಕೆ ಅವಕಾಶ ಸಿಗ್ತಿದೆ. ಆಗಸ್ಟ್ 23ರಂದು ರಾಷ್ಟ್ರೀಯ ಬಾಹ್ಯಾಕಾಶ ದಿನದ ಸಂದರ್ಭದಲ್ಲಿ ಈ ಮಿಷನ್ನ ಒಂದು ಸುಂದರ ಚಿತ್ರಣ ಉತ್ತರ ಪ್ರದೇಶದ ಗ್ರೇಟರ್ ನೋಯ್ಡಾದಲ್ಲಿ ನೋಡೋಕೆ ಸಿಕ್ತು. ಗೌತಮ ಬುದ್ಧ ವಿಶ್ವವಿದ್ಯಾಲಯದಲ್ಲಿ ಮಿಷನ್ ಶಕ್ತಿ ಸ್ಯಾಟ್ನ 2ನೇ ಹಂತಕ್ಕೆ ಚಾಲನೆ ಸಿಕ್ತು. ಈ ಸಂದರ್ಭದಲ್ಲಿ ಪ್ರಪಂಚದ ಬೇರೆ ಬೇರೆ ದೇಶಗಳಿಂದ ಹಾಗೂ ಭಾರತದಿಂದಲೂ ಬಂದಿದ್ದ ಸುಮಾರು 100 ವಿದ್ಯಾರ್ಥಿನಿಯರು ಒಂದೇ ಕಡೆ ಒಟ್ಟುಗೂಡಿದರು. ಭಾರತದ ಮೂಲೆ ಮೂಲೆಗಳಿಂದ ಆಯ್ಕೆಯಾದ ವಿದ್ಯಾರ್ಥಿನಿಯರು ಇದರಲ್ಲಿ ಭಾಗವಹಿಸಿದರು. ಈ ಇಡೀ ಪ್ರಯತ್ನದ ಗುರಿ ಕೂಡ ತುಂಬಾ ವಿಶೇಷವಾಗಿದೆ. ಸಂಪೂರ್ಣವಾಗಿ ವಿದ್ಯಾರ್ಥಿನಿಯರೇ ಸೇರಿ ಸಿದ್ಧಪಡಿಸೋ ಒಂದು ಉಪಗ್ರಹವನ್ನು ಚಂದ್ರನ ಕಕ್ಷೆಗೆ ಕಳುಹಿಸಲು ಸಿದ್ಧತೆಗಳು ನಡೆಯುತ್ತಿವೆ. ಸ್ನೇಹಿತರೆ, ಮುಂಬರೋ ದಿನಗಳಲ್ಲಿ ಇವರಲ್ಲಿ ಎಷ್ಟೋ ವಿದ್ಯಾರ್ಥಿನಿಯರು ವಿಜ್ಞಾನ, ತಂತ್ರಜ್ಞಾನ ಮತ್ತು ನಾವೀನ್ಯತೆ ರಂಗದಲ್ಲಿ ತಮ್ಮದೇ ಆದ ಹೊಸ ಛಾಪನ್ನು ಮೂಡಿಸಲಿದ್ದಾರೆ ಎಂಬ ದೃಢ ನಂಬಿಕೆ ನನಗಿದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಇತ್ತೀಚೆಗೆ ಅವೊಕ್ಯಾಡೋ ಹಣ್ಣಿನ ಹವಾ ತುಂಬಾ ಜೋರಾಗಿದೆ. ಈ ಹಣ್ಣನ್ನು ಈ ಮುಂಚೆ ಯಾರೂ ಅಷ್ಟಾಗಿ ಬಲ್ಲವರೇ ಇರಲಿಲ್ಲ. ಇದರ ಮೌಲ್ಯ ಮತ್ತು ಬೇಡಿಕೆ ಎರಡೂ ಕಡಿಮೆ ಇತ್ತು. ಆದರೆ ಇವತ್ತು ಇದು ಊಟದ ಮೇಜಿನ ಮೇಲೆ ಹೆಚ್ಚಾಗಿ ಕಾಣಸಿಗುತ್ತಿದೆ. ಇವತ್ತು ಇದು ಆರೋಗ್ಯದ ಬಗ್ಗೆ ಕಾಳಜಿ ಉಳ್ಳವರಿಗೆ ಮತ್ತು ದುಬಾರಿ ಮಾರುಕಟ್ಟೆಗೆ ಮೊದಲ ಆಯ್ಕೆಯಾಗಿದೆ. ನಮ್ಮ ರೈತ ಸಹೋದರ ಸಹೋದರಿಯರಿಗೂ ಇದು ತುಂಬಾ ನೆರವಾಗುತ್ತಿದೆ. ಆಂಧ್ರಪ್ರದೇಶದ ಕಡಪಾದ ವರದರಾಜು ಅವರೇ ಇದಕ್ಕೆ ಉದಾಹರಣೆ. ಅವರು ಎಷ್ಟೋ ವರ್ಷಗಳಿಂದ ತಮ್ಮ ಹೊಲದಲ್ಲಿ ಟೊಮ್ಯಾಟೊ ಮತ್ತು ಬಾಳೆಹಣ್ಣು ಬೆಳೆಯುತ್ತಿದ್ದರು. ಒಂದು ದಿನ ಅವರು ತಮ್ಮ ಗೆಳೆಯರ ತೋಟದಲ್ಲಿ ಅವೊಕ್ಯಾಡೊ ಬೆಳೆದಿದ್ದನ್ನು ನೋಡಿದರು. ಅದಾದ ಮೇಲೆ ಯೂಟ್ಯೂಬ್ನಲ್ಲಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಕಲೆ ಹಾಕಿದರು. ಇಲ್ಲಿಯವರೆಗೆ ಸುಮಾರು 4 ಟನ್ ಅವೊಕ್ಯಾಡೊ ಬೆಳೆದಿದ್ದಾರೆ. ಇವತ್ತು ಅವರು ನೇರವಾಗಿ ಸ್ಥಳೀಯ ಅಂಗಡಿಗಳಿಗೆ ಪೂರೈಕೆ ಮಾಡುತ್ತಿದ್ದಾರೆ. ಹೊಸ ಬೆಳೆ, ವೈಜ್ಞಾನಿಕ ಸಲಹೆ ಮತ್ತು ನೇರ ಮಾರುಕಟ್ಟೆಯಿಂದಾಗಿ ಅವರ ಸಣ್ಣ ತೋಟದ ಆದಾಯವೇ ಸಂಪೂರ್ಣವಾಗಿ ಬದಲಾಗಿ ಹೋಗಿದೆ. ತಮಿಳುನಾಡಿನ ಕೊಡೈಕೆನಲ್ನ ರೈತ ಚಂದ್ರಶೇಖರನ್ ಜಿ 1/2 ಹೆಕ್ಟೇರ್ ಜಮೀನಿನಲ್ಲಿ ಅವೊಕ್ಯಾಡೊ ಬೆಳೆಯೋಕೆ ಶುರು ಮಾಡಿದರು. ಅವರಿಗೆ ಇದಕ್ಕೆ ಒಳ್ಳೆ ಬೆಲೆ ಸಿಗ್ತಿದೆ, ಆದಾಯನೂ ಜಾಸ್ತಿಯಾಗಿದೆ. ಇನ್ನು ಕರ್ನಾಟಕದ ಚಿಕ್ಕಮಗಳೂರಿನ ನಮ್ಮ ಕೆಲವು ರೈತ ಸಹೋದರ ಸಹೋದರಿಯರಂತೂ ಕಾಫಿ ತೋಟದ ಮಧ್ಯದಲ್ಲೇ ಅವೊಕ್ಯಾಡೊ ಗಿಡ ನೆಟ್ಟಿದ್ದಾರೆ. ಇದರಿಂದ ಅವರಿಗೆ ಕಾಫಿ ಮತ್ತು ಕಾಳು ಮೆಣಸಿನ ಜೊತೆಗೆ ಹೆಚ್ಚುವರಿ ಆದಾಯ ಸಿಗ್ತಿದೆ. ಸ್ನೇಹಿತರೆ, ನಾವು ನಗರಗಳ ಉಪಹಾರ ಗೃಹಗಳಲ್ಲಿ ಅವೊಕ್ಯಾಡೊ ಟೋಸ್ಟ್ ಬಗ್ಗೆ ಆಗಾಗ ಕೇಳ್ತಿರ್ತೀವಿ. ಆದರೆ ಇದೇ ಅವೊಕ್ಯಾಡೊ ಮೂಲಕ ನಮ್ಮ ನವೀನ ಆಲೋಚನೆಯ ರೈತರು ಸಂಪಾದನೆಯ ಹೊಸ ಮಾರ್ಗವನ್ನೇ ಕಂಡುಹಿಡಿದು ಬಿಟ್ಟಿದ್ದಾರೆ. ಅಂದರೆ ನಮ್ಮ ದೇಶದ ಅವೊಕ್ಯಾಡೊದಿಂದ ನಿಮ್ಮ ಟೇಸ್ಟ್ ರುಚಿಯೂ ಹೆಚ್ಚಾಯಿತು, ಇತ್ತ ರೈತರ ಆದಾಯನೂ ಜಾಸ್ತಿಯಾಯಿತು. ನನ್ನ ಪ್ರೀತಿಯ ದೇಶವಾಸಿಗಳೇ, ಇನ್ನು ಕೆಲವೇ ದಿನಗಳಲ್ಲಿ ಅಂದರೆ 3ರಂದು ನಾವು ಮಹಾನ್ ನಾಯಕ ಉತ್ತಮ್ ಕುಮಾರ್ ಅವರ ಜಯಂತಿಯ ಶತಮಾನೋತ್ಸವವನ್ನು ಆಚರಿಸಲಿದ್ದೇವೆ. ಸ್ನೇಹಿತರೆ, ಉತ್ತಮ್ ಕುಮಾರ್ ಜಿಯವರು ತಮ್ಮ ಅಭಿನಯದಿಂದ ಜನರ ಹೃದಯ ಗೆದ್ದ ಒಬ್ಬ ವೈವಿಧ್ಯಮಯ ನಟರಾಗಿದ್ದರು. ಚಲನಚಿತ್ರ ಪ್ರೇಮಿಗಳ ನಂಬಿಕೆ ಏನೆಂದರೆ, ಶ್ರೀಮಾನ್ ಸತ್ಯಜಿತ್ ರೇ ಅವರು ತಮ್ಮ ನಾಯಕ್ ದ ಹೀರೋ ಸಿನಿಮಾದ ಇಡೀ ಕಥೆಯನ್ನು ಮಹಾನ್ ನಾಯಕ ಉತ್ತಮ್ ಕುಮಾರ್ ಜಿಯವರನ್ನು ಮನಸ್ಸಿನಲ್ಲಿಟ್ಟುಕೊಂಡೇ ಬರೆದಿದ್ದರು ಎಂದು. ಉತ್ತಮ್ ಕುಮಾರ್ ಅವರಲ್ಲಿ ಒಂದು ಘನತೆಯ ಜೊತೆಗೆ ಅದ್ಭುತವಾದ ಭಾವನಾತ್ಮಕ ಆಳ ಇತ್ತು ಎಂದು ಶ್ರೀಮಾನ್ ಸತ್ಯಜಿತ್ ರೇ ಅವರು ಹೇಳುತ್ತಿದ್ದರು. ತಮಗೆ ಸಿಕ್ಕ ಪಾತ್ರಕ್ಕೆ ಜೀವ ತುಂಬಲು ಅವರು ತುಂಬಾ ಶ್ರಮವಹಿಸಿ ಕೆಲಸ ಮಾಡುತ್ತಿದ್ದರು. ಉತ್ತಮ್ ಕುಮಾರ್ ಜಿ ತಮ್ಮ ಸಹಜ ಅಭಿನಯದ ಜೊತೆಗೆ ಪರೋಪಕಾರಿ ಕೆಲಸಗಳಿಗೂ ಹೆಸರಾಗಿದ್ದರು. ಅವರ ಜೀವನದಿಂದ ಎಂದಿಗೂ ಸೋಲೊಪ್ಪಿಕೊಳ್ಳಬಾರದು ಎನ್ನುವ ಇನ್ನೊಂದು ದೊಡ್ಡ ಪಾಠ ನಮಗೆ ಸಿಗುತ್ತದೆ. ಅವರ ಆರಂಭಿಕ ಸಿನಿಮಾಗಳು ಅಷ್ಟಾಗಿ ಜನಪ್ರಿಯವಾಗಲಿಲ್ಲ, ಆದರೆ ಅವರು ತಮ್ಮ ಕೆಲಸದ ಮೇಲೆ ಗಮನವನ್ನು ಕಳೆದುಕೊಳ್ಳಲಿಲ್ಲ. ಇದರ ಫಲವಾಗಿಯೇ ಅವರು ಇಷ್ಟೊಂದು ಎತ್ತರಕ್ಕೆ ಬೆಳೆಯಲು ಸಾಧ್ಯವಾಯಿತು. ಸ್ನೇಹಿತರೆ, ನನಗೆ ನೆನಪಿದೆ, ನಾನು ಕೋಲ್ಕತ್ತಾದಲ್ಲಿ ರೋಡ್ ಶೋ ಮಾಡುತ್ತಿದ್ದಾಗ ಉತ್ತಮ್ ಕುಮಾರ್ ಜಿಯವರ ಮನೆಯ ಮುಂಭಾಗದಿಂದ ಹಾದು ಹೋಗಿದ್ದೆ. ಅಲ್ಲಿ ಒಬ್ಬ ವ್ಯಕ್ತಿ ನನಗೆ ಅವರ ಒಂದು ಭಾವಚಿತ್ರವನ್ನು ಉಡುಗೊರೆಯಾಗಿ ನೀಡಿದ್ದರು. ನಾನು ಮತ್ತೊಮ್ಮೆ ಮಹಾನ್ ನಾಯಕ ಉತ್ತಮ್ ಕುಮಾರ್ ಜಿಯವರಿಗೆ ಶ್ರದ್ಧಾಂಜಲಿ ಸಲ್ಲಿಸುತ್ತೇನೆ. ಅವರು ಸದಾ ನಮ್ಮೆಲ್ಲರ ಹೃದಯಗಳಲ್ಲಿ ನೆಲೆಸಿರುತ್ತಾರೆ. ಮಹಾನ್ ನಾಯಕ ಉತ್ತಮ್ ಕುಮಾರ್ ಚಿರೋದಿನ್ ಮಾನುಷೇರ್.

0: ಹೃದಯೇ ರಾಜ್ ಕೌರ್ ಬೇನ್. ಮಹಾನಾಯಕ ಉತ್ತಮ್ ಕುಮಾರ್ ಅವರು ಸದಾ ಜನರ ಹೃದಯದಲ್ಲಿ ರಾರಾಜಿಸುತ್ತಾರೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ನಮ್ಮ ಹಬ್ಬ ಹರಿದಿನಗಳು ನಮ್ಮ ಸಂಪ್ರದಾಯಗಳ ಜೊತೆಗೆ ನಾವೆಲ್ಲರೂ ಪರಸ್ಪರ ಒಂದಾಗಲು ಒಂದು ಒಳ್ಳೆಯ ಅವಕಾಶವನ್ನು ನೀಡುತ್ತವೆ. ಮುಂಬರುವ ದಿನಗಳಲ್ಲಿ ನಾವು ಇನ್ನೂ ಹಲವು ಪ್ರಮುಖ ಹಬ್ಬಗಳನ್ನು ಆಚರಿಸಲಿದ್ದೇವೆ. ಸೆಪ್ಟೆಂಬರ್ 4ರಂದು ಜನ್ಮಾಷ್ಟಮಿಯ ಪವಿತ್ರ ಹಬ್ಬವಿದೆ. ಸೆಪ್ಟೆಂಬರ್ನಲ್ಲೇ ನಾವು ವಿಶ್ವಕರ್ಮ ಪೂಜೆಯನ್ನು ಆಚರಿಸಲಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಸುತ್ತಮುತ್ತಲಿನ ಕಸುಬುದಾರರು, ಶಿಲ್ಪಿಗಳು ಮತ್ತು ವಿಶ್ವಕರ್ಮ ಮಿತ್ರರನ್ನು ಸನ್ಮಾನಿಸಬೇಕು. ಇನ್ನು ಕೆಲವು ತಿಂಗಳುಗಳಲ್ಲಿ ದೀಪಾವಳಿಯೂ ಬರಲಿದೆ. ಅದರ ತಯಾರಿಗಳು ಕೂಡ ನಿಧಾನವಾಗಿ ಶುರುವಾಗುತ್ತಿವೆ. ಹಬ್ಬಗಳ ಈ ಸಾಲಿನಲ್ಲಿ ನಾನು ಮತ್ತೊಮ್ಮೆ ನಿಮ್ಮಲ್ಲಿ ವೋಕಲ್ ಫಾರ್ ಲೋಕಲ್, ಸ್ಥಳೀಯ ಉತ್ಪನ್ನಗಳಿಗೆ ಆದ್ಯತೆ ನೀಡಿ ಎಂದು ವಿನಂತಿಸಿಕೊಳ್ಳುತ್ತೇನೆ. ಸ್ಥಳೀಯ ಉತ್ಪನ್ನಗಳಿಗೆ ಆದ್ಯತೆ ನೀಡುವುದು ಎಂದರೆ ಬರೀ ಮಣ್ಣಿನ ಹಣತೆಗಳನ್ನು ಕೊಳ್ಳುವುದು ಮಾತ್ರವಲ್ಲ, ಇದರ ಕಲ್ಪನೆ ತುಂಬಾ ದೊಡ್ಡದಿದೆ. ನಾವು ನಮ್ಮ ಮನೆಗಾಗಿ ಯಾವುದೇ ವಸ್ತುವನ್ನು ಕೊಂಡುಕೊಂಡರೂ ಅದು ಭಾರತದಲ್ಲೇ ತಯಾರಾಗಿದೆಯೇ ಎಂದು ಒಮ್ಮೆ ಖಂಡಿತ ಪರಿಶೀಲಿಸಿ. ಭಾರತ ಸ್ವಾವಲಂಬಿಯಾಗುವ ಹಾದಿ, ಭಾರತದಲ್ಲೇ ತಯಾರಾದ ವಸ್ತುಗಳ ಮೇಲೆ ನಾವು ಹೆಮ್ಮೆ ಪಡುವುದರಿಂದ ಮಾತ್ರ ಸಾಧ್ಯ. ಈ ಸಂದೇಶವನ್ನು ಆದಷ್ಟು ಹೆಚ್ಚು ಜನರಿಗೆ ತಲುಪಿಸುವುದು ಕೂಡ ನಮ್ಮ ಜವಾಬ್ದಾರಿಯಾಗಿದೆ. ನಮ್ಮ ಸೃಜನಶೀಲ ಜಗತ್ತಿನ ಮಿತ್ರರು, ಸಾಮಾಜಿಕ ಮಾಧ್ಯಮ ಪ್ರಭಾವಿಗಳು ಮತ್ತು ಗಣ್ಯರಿಗೆ ಇದರಲ್ಲಿ ತುಂಬಾ ದೊಡ್ಡ ಪಾತ್ರವಿದೆ. ನೀವು ಸ್ವತಃ ಸ್ಥಳೀಯ ಉತ್ಪನ್ನಗಳನ್ನು ಅಳವಡಿಸಿಕೊಳ್ಳಿ, ಬೇರೆಯವರಿಗೂ ಇದಕ್ಕಾಗಿ ಪ್ರೇರೇಪಿಸಿ ಎಂದು ನಾನು ವಿನಂತಿಸಿಕೊಳ್ಳುತ್ತೇನೆ. ಸ್ನೇಹಿತರೆ, ನಿಮ್ಮ ಸುತ್ತಮುತ್ತಲೂ ಇಂತಹ ಎಷ್ಟೋ ಜನರು ಇರಬಹುದು. ಅವರು ತಮ್ಮ ಸಣ್ಣ ಸಣ್ಣ ಪ್ರಯತ್ನಗಳಿಂದ ಸಮಾಜದಲ್ಲಿ ದೊಡ್ಡ ದೊಡ್ಡ ಬದಲಾವಣೆ ತರುತ್ತಿದ್ದಾರೆ. ಅವರ ಬಗ್ಗೆ ಮನ್ ಕಿ ಬಾತ್ಗಾಗಿ ಖಂಡಿತ ಬರೆದು ಕಳುಹಿಸಿ. ನೀವು ಹಂಚಿಕೊಳ್ಳುವ ಅನುಭವ ದೇಶದ ಯಾವುದೋ ಒಂದು ಮೂಲೆಯಲ್ಲಿ ಇನ್ನಾರಿಗೂ ಹೊಸ ಪ್ರೇರಣೆಯಾಗಬಹುದು. ನಿಮ್ಮ ಸಲಹೆಗಳು ಮತ್ತು ಅನುಭವಗಳಿಗಾಗಿ ನಾನು ಎದುರು ನೋಡುತ್ತಿರುತ್ತೇನೆ. ಅನಂತಾನಂತ ಧನ್ಯವಾದಗಳು. ನಮಸ್ಕಾರ.
1: ಇದುವರೆಗೆ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಇಂದು ಬೆಳಿಗ್ಗೆ ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನ್ ಕಿ ಬಾತ್ ಇದರ ಕನ್ನಡ ಅವತರಣಿಕೆ ಮನದ ಮಾತು ಕೇಳುತ್ತಿದ್ದೀರಿ. ಕನ್ನಡಕ್ಕೆ ಅನುವಾದಿಸಿದವರು ಕೆ ಸತ್ಯಪ್ರಸಾದ್ ಮತ್ತು ರಾಧಾಪ್ರಸಾದ್. ಓದಿದವರು ಬಿಎಸ್ ಸುಬ್ರಹ್ಮಣ್ಯ. ನಿರ್ಮಾಣ ತಿಮ್ಮಪ್ಪ ಗೌಡ ಹಾಗೂ ಆಶಾ. ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ. ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಆಕಾಶವಾಣಿ ಕೇಂದ್ರಗಳಿಂದ ಏಕಕಾಲದಲ್ಲಿ ಮರುಪ್ರಸಾರವಾಯಿತು.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಮಣ್ಣಿನಡಿಯಲ್ಲಿ ಅಡಗಿರುವ ವಿಸ್ಮಯ ಜೀವಿಗಳನ್ನು ಪರಿಚಯಿಸುವ, ಅರಣ್ಯ ಸಂಪತ್ತನ್ನು ಬಿಂಬಿಸುವ, ಹಸಿರು ಹೊನ್ನನ್ನು ನಿಮಗೆ ಉಣಬಡಿಸಲು ಬರುತ್ತಿದ್ದಾರೆ ರೈತರತ್ನ. ಸುಧಾರಿತ ಬೇಸಾಯದ ಕುತೂಹಲ ತಂತ್ರಜ್ಞಾನದ ಒಳಸುಳಿಗಳ ಪರಿಚಯ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ನಿರೀಕ್ಷಿಸಿ ಸರಣಿ ಕಾರ್ಯಕ್ರಮ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ಆಕಾಶವಾಣಿ ಬೆಂಗಳೂರು. ಇನ್ನೀಗ ದೇಶಭಕ್ತಿ ಗೀತೆಗಳನ್ನು ಕೇಳೋಣ. ಮೊದಲಿಗೆ ಕೇಳಿ ದರಾ ಬೇಂದ್ರೆ ಅವರ ರಚನೆ ತಾಯಿ ನುಡಿದಳು ಕೇಳಿರು, ವೃಂದಗಾನದಲ್ಲಿದೆ.

ವೃಂದಗಾನದಲ್ಲಿ ಮತ್ತೊಂದು ದೇಶಭಕ್ತಿ ಗೀತೆ, ದೇವಿ ಭುವನ ಮನಮೋಹಿನಿ, ರವೀಂದ್ರನಾಥ ಟಾಗೋರ್ ಅವರ ರಚನೆ.

ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆಯುತ್ತಿರಲಿ.

ವಿಶ್ವನಾಥ್ ನಾಕೋಡ್ ಅವರ ದನಿಯಲ್ಲಿ ಭಾವಗೀತೆಗಳನ್ನ ಕೇಳ್ತಾ ಇದ್ದೀರಾ. ಇನ್ನೀಗ ಕೇಳಿ ವೇದವ್ಯಾಸ ಜೋಶಿ ಅವರ ರಚನೆ ನೀ ಬಂದ ಮ್ಯಾಗ ಈ ಬಾಳಿನ್ಯಾಗ.

0: ಸಮಯ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಯುವವಾಣಿ ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಸಾಹಸಿ ಮಹಿಳಾ ಬೈಕ್ ರೈಡರ್ ಸುಷ್ಮಿತಾ ಹುರಕಡ್ಲಿ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ.

0: ನಮಸ್ಕಾರ ಕೇಳುಗ್ರೆ, ಯುವವಾಣಿ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ ನಿಮ್ಮ ಆಕಾಶವಾಣಿಯಲ್ಲಿ. ನಮ್ಮ ಇಂದಿನ ಕಾರ್ಯಕ್ರಮದ ಯುವ ಅತಿಥಿಯ ಬಗ್ಗೆ ಹೇಳಬೇಕಂದ್ರೆ, ಇವರು ಕ್ರೀಡೆ, ಬೈಕಿಂಗ್, ಐಟಿ, ಪ್ರವಾಸ, ಚಿತ್ರಕಲೆ, ಯೋಗ, ಸಮಾಜ ಸೇವೆ, ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ತಮ್ಮದೇ ಆದಂತಹ ಗುರುತನ್ನ ಮೂಡಿಸಿದ್ದಾರೆ. ಇವರೇ ಸುಷ್ಮಿತಾ ಹುರಕಡ್ಲಿ. ನಮಸ್ಕಾರ, ನಿಮಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
1: ನಮಸ್ತೆ.
0: ನಮ್ಮ ಸುಷ್ಮಿತಾ ಹುರಕಡ್ಲಿ ಅವರ ಬಗ್ಗೆ ಒಂದು ಪುಟ್ಟದಾದ ಪರಿಚಯವನ್ನ ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ.
1: ನನ್ನ ಹೆಸರು ಸುಷ್ಮಿತಾ ಹುರಕಡ್ಲಿ ಅಂತ. ನಾನು ಹುಬ್ಬಳ್ಳಿಯಿಂದ ಬಂದಿದ್ದೀನಿ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಹುಬ್ಬಳ್ಳಿಯಲ್ಲೇ. ನಂದು ಎಜುಕೇಷನ್ ಕೂಡ ಹುಬ್ಬಳ್ಳಿಯಲ್ಲೇ ಆಗಿದೆ. ಪಿವಿಬಿ ಕಾಲೇಜಿಂದ ಓದಿದ್ದೀನಿ, ಇಂಜಿನಿಯರಿಂಗ್ ಮಾಡಿದ್ದೀನಿ. ಬೈಕಿಂಗು ನನಗೆ ಕಾಲೇಜಿಂದ ತುಂಬ ಇಷ್ಟ ಆಗಕ್ಕೆ ಸ್ಟಾರ್ಟ್ ಆಯಿತು. ಸೊ ಬೈಕಿಂಗ್ ಸ್ಟಾರ್ಟ್ ಮಾಡಿದೆ. ಶುರು ಮಾಡಿದಾದ್ಮೇಲೆ ನನಗೆ ಒಳ್ಳೆ ರೆಸ್ಪಾನ್ಸ್ ಸಿಗಕ್ಕೆ ಸ್ಟಾರ್ಟ್ ಆಯಿತು. ರೈಡ್ಸ್ ಎಲ್ಲ ಹೋಗ್ತಿದ್ದೆ. ಆಮೇಲೆ ಇವೆಂಟ್ಸು ಎಲ್ಲ ಸ್ಟಾರ್ಟ್ ಆಯಿತು, ನನಗೆ ಕರೆಯಕ್ಕೆ ಇವೆಂಟ್ಸ್ ಹೋಗ್ತಾ ಇದ್ದೆ. ಸೊ ಅಲ್ಲಿ ನನಗೆ ರೆಕಗ್ನಿಷನ್ ಸಿಗಕ್ಕೆ ಸ್ಟಾರ್ಟ್ ಆಯಿತು, ನ್ಯೂಸ್ ಪೇಪರ್ ಆಗಲಿ, ಆರ್ಟಿಕಲ್ಸ್ ಅಲ್ಲಾಗಲಿ. ಆಮೇಲೆ ತುಂಬ ಜನ ಹೆಣ್ಮಕ್ಳು ನಾವು ಜಾಯಿನ್ ಆಗ್ತೀವಿ ಅಂತ ಈ ಥರ ಮೋಟಿವೇಶನ್ ತೊಗೊಂಡು ಬರ್ತಾ ಇದ್ರು. ಸೊ ಈ ಥರ ಮಾಡಿಕೊಂಡು ಲೇಡಿ ರೈಡ್ಸು ಅದೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಒನ್ಸ್ ಕಾಲೇಜ್ ಮುಗಿದಾದ್ಮೇಲೆ ನನಗೆ ಇನ್ನೊಂದು ಸ್ವಲ್ಪ ಪುಷ್ ಮಾಡೋಣ, ಬೈಕಲ್ಲಿ ಇನ್ನೂ ಜಾಸ್ತಿ ಏನಾದರೂ ಮಾಡೋಣ ಅಂತ ರೇಸಿಂಗ್ ಶುರು ಮಾಡಿದೆ. ಬೆಂಗಳೂರಿಗೆ ಬಂದು ಇಲ್ಲೆಲ್ಲ ಕೋಚಿಂಗ್ ಎಲ್ಲ ತೊಗೊಂತಿದ್ದೆ ರೇಸಿಂಗ್ದು. ಸೊ ಆಫ್ ರೋಡ್ ಡರ್ಟ್ ರೈಸ್ ಅದೆಲ್ಲ ಮಾಡ್ತಿದ್ದೆ, ಮೋಟರ್ ಸೈಕಲ್ ರೇಸ್.

0: ಸಿಂಗು ಅದೆಲ್ಲ ಮಾಡ್ತಿದ್ದೆ. ಇಲ್ಲೂ ಕೂಡ ನಂಗೆ ಪೋಡಿಯಂ ರೀಚ್ ಆದೆ. ಆಮೇಲೆ ಅವಾರ್ಡ್ಸ್ ಎಲ್ಲ ಸಿಗಕ್ ಸ್ಟಾರ್ಟ್ ಆಯ್ತು. ಆಮೇಲೆ ತುಂಬಾ ಫೀಮೇಲ್ ರೈಡರ್ಸ್ ಇಂದ ಕೂಡ ನನಗೆ ರೆಕಗ್ನಿಷನ್ ಸಿಗಕ್ ಸ್ಟಾರ್ಟ್ ಆಯ್ತು. ಅಲ್ಲೂ ಕೂಡ ಅವಾರ್ಡ್ಸ್ ಎಲ್ಲ ಸಿಗಕ್ ಸ್ಟಾರ್ಟ್ ಆಯ್ತು. ಸೊ ಇದೇ ತರ ಮಾಡ್ಕೊಂಡು ನಾನು ಇನ್ನ ಏನೇನಾಗತ್ತೆ ತುಂಬಾ ಕಲಿಯಕ್ಕೆ ಅಂತ ಸ್ಟಾರ್ಟ್ ಮಾಡಿದಾಗ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದೆ. ಸೊ ನಂದು ಪ್ರೊಫೆಷನಲ್ ಮತ್ತೆ ಪ್ಯಾಷನ್ ಎರಡೂ ಬ್ಯಾಲೆನ್ಸ್ ಮಾಡಿಕೊಂಡು ಟ್ರೆಕ್ಕಿಂಗ್ ಎಲ್ಲ ಶುರು ಮಾಡಿದೆ. ವೀಕೆಂಡ್ಸ್ ಅಲ್ಲೆಲ್ಲ ಟ್ರೆಕ್ಕಿಂಗ್ ಹೋಗ್ತಿದ್ದೆ ಬೆಂಗಳೂರು ಸುತ್ತಮುತ್ತ ಎಲ್ಲ. ಅದಾದ್ಮೇಲೆ ಟ್ರಾವೆಲಿಂಗ್ ಕೂಡ ಶುರು ಆಯ್ತು. ಸ್ಪಿರಿಚುವಲ್ ಟ್ರಾವೆಲಿಂಗ್ ಎಲ್ಲ ಮಾಡಕ್ ಸ್ಟಾರ್ಟ್ ಮಾಡಿದೆ, ಜ್ಯೋತಿರ್ಲಿಂಗಗಳಾಗ್ಲಿ ಚಾರ್ಧಾಮ ಆಗ್ಲಿ. ಸೊ ಈ ತರ ಮಾಡ್ತಾ ನನಗೆ ಅಲ್ಲೂ ಕೂಡ ಎಷ್ಟೋ ಹೆಣ್ಮಕ್ಳು ಇನ್ಸ್ಪಿರೇಷನ್ ತಗೊಂಡು ಬರೋರು, ಹೇಗ್ ಟ್ರಾವೆಲ್ ಮಾಡ್ತೀರಾ ನೀವು ಹೆಣ್ಮಕ್ಳು. ಸೋಲೋ ಟ್ರಾವೆಲ್ ಕೂಡ ಮಾಡ್ತಿದ್ದೆ ನಾನು. ಸೊ ಅಲ್ಲೂ ಕೂಡ ದೇವರ್ ಲೈಕ್ ನಾವು ಬರ್ತೀವಿ ನೆಕ್ಸ್ಟ್ ಟೈಮು ನೀವು ಹಿಂಗೆ ಆರ್ಗನೈಸ್ ಮಾಡಿದ್ರೆ ಅಂತ ಈ ತರ ಎಲ್ಲ ಶುರು ಆಯ್ತು. ಸೊ ಅದು ನನಗೆ ಒಂಥರ ಖುಷಿ ಆಯ್ತು, ಎಷ್ಟೋ ಜನಕ್ಕೆ ಈ ತರ ಮೋಟಿವೇಟ್ ಆಗ್ತಾ ಇದ್ದೀನಿ ಸೊ ಅಂತ ಹೇಳಿ ಆರ್ಗನೈಸ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಸೊ ಇವಾಗ ನಾನು ಟ್ರಾವೆಲಿಂಗ್ ಜೊತೆ ಹೋಸ್ಟಿಂಗ್ ಎಲ್ಲ ಮಾಡ್ತಾ ಇರ್ತೀನಿ, ಆರ್ಗನೈಸ್ ಮಾಡೋದು ಎಲ್ಲ.
1: ಸೊ ಒಟ್ಟಾರೆಯಾಗಿ ಹೇಳಬೇಕು ಅನ್ನೋದಾದ್ರೆ, ಸುಷ್ಮಿತಾ ಹುರಕಡ್ಲಿ ಅವರ ಜೀವನ ಕೇವಲ ಐಟಿಗೆ ಸೀಮಿತವಾಗಿಲ್ಲ. ಐಟಿ ತಮ್ಮ ವೃತ್ತಿಯ ಕ್ಷೇತ್ರ ಆಗಿದ್ರೂ ಕೂಡ ನೀವು ಬೈಕಿಂಗ್ ಅನ್ನ ಹವ್ಯಾಸವಾಗಿ ರೂಢಿಸ್ಕೊಂಡ್ರಿ, ಅದರ ಜೊತೆಯಾಗಿ ಟ್ರೆಕ್ಕಿಂಗ್ಗೆ ಹೋಗ್ತೀರಾ, ಅದೆಲ್ಲದರ ಜೊತೆ ಇನ್ನ ಸಾಕಷ್ಟು ಕ್ಷೇತ್ರಗಳಲ್ಲಿ ನಿಮ್ಮದೇ ಆದಂತಹ ಛಾಪನ್ನ ಮೂಡಿಸ್ತಾ ಇದ್ದೀರಾ. ಪ್ರತಿಯೊಂದು ಕ್ಷೇತ್ರದ ಬಗ್ಗೆ ಒಂದಷ್ಟು ಮಾತಾಡ್ತಾ ಸಾಗೋಣ ಸುಷ್ಮಿತಾ ಅವರೇ. ಮೊದಲನೇದಾಗಿ ಬೈಕಿಂಗ್ ಬಗ್ಗೆ, ಸಾಮಾನ್ಯವಾಗಿ ಹೆಣ್ಮಕ್ಳು ಅಂತ ಹೇಳ್ತಾ ಇದ್ದ ಹಾಗೆ ಅವರಿಗೆ ಗೇರ್ಲೆಸ್ ಟೂ ವೀಲರ್ ಮಾತ್ರ ಅಂತ ಜನ ಅಂದ್ಕೊಂಡ್ಬಿಡ್ತಾರೆ, ಮತ್ತೆ ಹೆಣ್ಮಕ್ಳು ಕೂಡ ಆ ಒಂದು ಯೋಚನೆಯಿಂದ ಹೊರಗಡೆ ಬರುವುದಿಲ್ಲ. ಆದರೆ ನೀವು ಮೋಟಾರ್ ಬೈಕ್ಗಳನ್ನ ಯಾತಕ್ಕೆ ಆಯ್ಕೆ ಮಾಡ್ಕೊಂಡ್ರಿ, ಎದುರಾದಂತಹ ಸವಾಲುಗಳೇನು?
0: ಸೊ ನಂಗೆ ಮುಂಚೆಯಿಂದನೂ ತುಂಬಾ ಕಲಿಬೇಕು ಅಂತ ಆಸೆ, ಏನಾದ್ರೂ ಹೊಸದಾಗಿ ಕಲಿಬೇಕು, ಸ್ವಲ್ಪ ಔಟ್ ಆಫ್ ದ ಬಾಕ್ಸ್ ಮಾಡಬೇಕು ಅಂತ ಯಾವಾಗೂ ಇರೋದು. ಸೊ ಕಾಲೇಜಿಗೆ ಬಂದಾದ್ಮೇಲೆ ಐ ಯೂಸ್ ಟು ಸಿ, ಸೊ ವೈ ನಾಟ್ ಅಂತ ಚಾನ್ಸ್ ಕೊಡೋಕ್ಕೆ ಅಂತ ನಾನು ಸ್ವಲ್ಪ ಧೈರ್ಯ ಮಾಡಿ ಕಲಿಯಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಕಲಿಯಕ್ಕೆ ಸ್ಟಾರ್ಟ್ ಮಾಡಿ ಸ್ವಲ್ಪ ದಿನದಲ್ಲೇ ನನಗೆ ಕೈ ಕುಂತು ಬಿಡ್ತು ಓಡ್ಸಕ್ಕೆ ಅದೆಲ್ಲ. ಆಮೇಲೆ ಧೈರ್ಯ ಮಾಡಿಕೊಂಡು ಗಾಡಿಗಳೆಲ್ಲ ಓಡ್ಸಕ್ಕೆ ಸ್ಟಾರ್ಟ್ ಮಾಡಿದೆ, ಡಿಫ್ರೆಂಟ್ ಡಿಫ್ರೆಂಟ್ ಬೈಕ್ಸ್ ಎಲ್ಲ ಓಡ್ಸಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಮಾಡಿದಾದ್ಮೇಲೆ ನನಗೆ ಅದೇ ಹೇಳಿದೆ, ಎಲ್ಲರೂ ತುಂಬ ಪುಷ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು, ಒಳ್ಳೆ ರೆಸ್ಪಾನ್ಸ್ ಸಿಗಕ್ಕೆ ಸ್ಟಾರ್ಟ್ ಆಯಿತು. ಸೊ ಅಲ್ಲಿಂದ ನನಗೆ ಇನ್ನ ಧೈರ್ಯ ಸ್ಟಾರ್ಟ್ ಆಯಿತು, ಧೈರ್ಯ ಬಂದು ನನಗೆ ಇನ್ನ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದೆ.
1: ಒಂದು ಮಿತ್ ಇದೆ, ಹೆಣ್ಮಕ್ಳು ಬೈಕ್ ಅನ್ನ ಕಲಿಯೋದು ಕಷ್ಟ ಆಗುತ್ತೆ, ಎಸ್ಪೆಷಲಿ ಹೈಟ್ ಕಾರಣಕ್ಕೆ ಅಂತ ಹೇಳಿ. ನಿಮಗೆ ಈ ತರ ಸವಾಲುಗಳು ಎದುರಾಯ್ತಾ, ಹೇಗೆ?
0: ಹೌದು, ಈ ತರ ಚಾಲೆಂಜಸ್ ನನಗೂ ಕೂಡ ಬಂದಿದೆ. ಬಟ್ ನಾವು ಅದನ್ನ ಓವರ್ಕಮ್ ಮಾಡ್ಬೋದು, ಪಾಸಿಬಲ್ ಇದೆ, ಇಟ್ಸ್ ನಾಟ್ ಲೈಕ್ ಏನೂ ಆಗಲ್ಲ ಅಂತ ಅಲ್ಲ. ಸೊ ಫಿಸಿಕಲಿ ನಾವು ಫಿಟ್ ಆಗಿರಬೇಕಾಗತ್ತೆ, ಸೊ ಅದಕ್ಕೆ ಸ್ಟ್ರೆಂಥನಿಂಗ್ ಬೇಕು. ಅದನ್ನು ಕೂಡ ನಾನು ಮುಂಚೆ ಎಲ್ಲ ಪ್ರಿಪೇರ್ ಆಗಿನೇ ಸ್ಟಾರ್ಟ್ ಮಾಡಿರಲಿಲ್ಲ, ಒಂದೊಂದೇ ನಾನು ಕಲಿತಾನೆ ಸ್ಟಾರ್ಟ್ ಮಾಡಿದೆ. ಸೊ ಸ್ಟಾರ್ಟ್ ಮಾಡಿದಾಗ ಇನ್ಯೂ ಈ ತರ ಹೈಟು ನಂದು ಏನು ಅಷ್ಟೊಂದು ಜಾಸ್ತಿ ಎತ್ತರದಲ್ಲಿಲ್ಲ. ಇನಿಷಿಯಲಿ ನಂಗೂ ಫಿಯರ್ ಇತ್ತು, ಹೈಟ್ ಇದೆ ಚಿಕ್ಕದಿದೆ ಹೈಟು ಹೆಂಗಾಗತ್ತೆ ಮ್ಯಾನೇಜ್ ಅಂತ. ಬಟ್ ಇಟ್ ಇಸ್ ಆಲ್ ಅಬೌಟ್ ಬ್ಯಾಲೆನ್ಸಿಂಗ್, ನೀವು ಹೆಂಗ್ ಬ್ಯಾಲೆನ್ಸ್ ಮಾಡ್ತೀರಾ ಅದ್ರ ಮೇಲಿರುತ್ತೆ ಬೈಕಿಂದು. ಆ್ಯಂಡ್ ಆಬ್ವಿಯಸ್ಲಿ ವಿ ನೀಡ್ ಸ್ಟ್ರೆಂತ್, ಬೈಕಿಂಗ್ ಎಲ್ಲ ಓಡಿಸೋಬೇಕಾದ್ರೆ ವಿ ನೀಡ್ ಸ್ಟ್ರೆಂತ್. ಸೊ ನಾನು ಅದಕ್ಕೆ ಫಿಸಿಕಲ್ ವರ್ಕೌಟ್ಸ್ ಎಲ್ಲ ಮಾಡ್ತಿದ್ದೆ. ಬಟ್ ಮೇನ್ ಏನಂದ್ರೆ ನಮಗೆ ಧೈರ್ಯ ಬೇಕು, ದಟ್ ನನ್ನ ಕೈಯಲ್ಲಿ ಆಗುತ್ತೆ ನಾನು ಮಾಡ್ತೀನಿ ಅಂತ ಅನ್ನೋದು ಒಂದು ಧೈರ್ಯ ಬೇಕು. ಸೊ ಅದನ್ನ ಹೆಣ್ಮಕ್ಳು ಮಾಡ್ತೀನಿ ಅಂತ ಧೈರ್ಯ ತಗೊಂಡು ಮಾಡಿದ್ರೆ ದೆನ್ ಎವ್ರಿಥಿಂಗ್ ಇಸ್ ಪಾಸಿಬಲ್.
1: ಮೊದಲನೇ ಸಾರಿ ಯಾರ ಹೆಲ್ಪು ಇಲ್ಲದೆ ಬೈಕ್ ಓಡಿಸ್ದಾಗ ಏನನ್ನಿಸ್?
0: ಸ್ಟಾರ್ಟಿಂಗ್ ಭಯ ಆಯ್ತು ಆಬ್ವಿಯಸ್ಲಿ, ಬಟ್ ನನಗೆ ತಲೆಯಲ್ಲಿ ಏನಿತ್ತಂದ್ರೆ ಆಬ್ವಿಯಸ್ ಬಿದ್ದರೆ ಹೇಳೋದು ಒಂದೇ ಅಷ್ಟೇ, ಸೊ ಬೀಳೋದು ಹೇಳೋದು ಇದ್ದೇ ಇರುತ್ತೆ. ಸೊ ಬಿದ್ದರೆ ಸ್ವಲ್ಪ ಪೆಟ್ಟತ್ತೆ, ಮತ್ತೆ ಎದ್ದು ಮತ್ತೆ ಶುರು ಮಾಡೋಣ ಅಂತ ಅನ್ಕೊಂಡು ಶುರು ಮಾಡಿದೆ.
1: ಮೊದಲನೇ ಸಾರಿ ಯಾವಾಗ ಬಿದ್ರಿ?
0: ಪ್ರಾಕ್ಟೀಸ್ ಮಾಡೋ ಟೈಮಲ್ಲಿ ನೀವು ಬಿದ್ದಿದ್ದೀನಿ, ಸಾಕಷ್ಟು ಸಲ ಬಿದ್ದಿದ್ದೀನಿ ನಾನು.
1: ಎಷ್ಟೇ ಸಾರಿ ಬಿದ್ದರೂ ಮತ್ತೆ ಎದ್ದೇಳ್ಬೇಕು, ವಾಹನವನ್ನ ಚಲಾಯಿಸಬೇಕು, ಇದು ನಿಮ್ಮ ಮಾತು.
0: ಎಸ್, ಕರೆಕ್ಟ್ ಇದೆ.
1: ನಿಮಗೆ ಅನೇಕ ಪ್ರಶಸ್ತಿಗಳು ಬಂದಿದೆ ಬೈಕಿಂಗ್ ಅಲ್ಲಿ, ಯಾವ್ಯಾವ ಪ್ರಶಸ್ತಿಗಳು ಬಂದಿದೆ, ಯಾವೆಲ್ಲ ಕಾಂಪಿಟೇಷನ್ ಅಲ್ಲಿ ನೀವು ಭಾಗವಹಿಸಿದ್ರಿ?
0: ಸೊ ಇನಿಷಿಯಲಿ ನಾನು ರೈಡ್ಸಿಗೆ ಹೋಗ್ತಾ ಇದ್ದೆ, ಅದಾದ್ಮೇಲೆ ನಾನು ಸ್ವಲ್ಪ ಪುಷ್ ಮಾಡಿಕೊಂಡು ನೋಡೋಣ ಚಾಲೆಂಜಿಂಗ್ ಏನಿರುತ್ತೆ ಬೈಕಲ್ಲಿ ಅಂತ ರೇಸ್ ಸ್ಟಾರ್ಟ್ ಮಾಡಿದೆ. ಸೊ ಇನಿಷಿಯಲಿ ನಾನು ಬಿಗ್ ರಾಕ್ ಇವೆಂಟ್ಸು, ಆಮೇಲೆ ಇಂಡಿಯನ್ ಡರ್ಟ್ ಫೆಸ್ಟು, ಆಮೇಲೆ ಈ ಥರ ಸುಮಾರು ಒಂದಿಷ್ಟು ಕಾಂಪಿಟೇಷನ್ಸಿಗೆಲ್ಲ ಹೋಗ್ತಾ ಇದ್ದೆ. ಸೊ ಅದಾದ್ಮೇಲೆ ನನಗೆ ಅಲ್ಲಿ ಅವಾರ್ಡ್ಸ್ ಎಲ್ಲ ಸಿಗಕ್ಕೆ ಸ್ಟಾರ್ಟ್ ಆಯಿತು, ಪೋಡಿಯಂ ರೀಚ್ ಆದೆ ನಾನು, ಸ್ಟೇಜ್ ಎಲ್ಲ ರೀಚ್ ಆದೆ, ರನ್ನವರ್ ಅಪ್ ಆಗಿ ಸ್ಟಾರ್ಟ್ ಆಯಿತು ಹಂಗೆ. ಆಮೇಲೆ ಒಂದಿಷ್ಟು ಫೀಮೇಲ್ ಗ್ರೂಪ್ಸ್ಗಳಿಂದ, ಬೈಕರ್ ಗ್ರೂಪ್ಗಳಿಂದ ಅಲ್ಲೂ ನನಗೆಲ್ಲ ಕರೆಕ್ಟ್ ಸ್ಟಾರ್ಟ್ ಮಾಡಿ, ಸೊ ಆ ಥರದ್ದೆಲ್ಲ ಅವಾರ್ಡ್ಸ್ ಸಿಗಕ್ಕೆ ಸ್ಟಾರ್ಟ್ ಆಯಿತು. ಫೀಮೇಲ್ ಲೇಡಿ ರೈಡರ್ ಅಂತ ಈ ಥರ ಅವಾರ್ಡ್ಸು ಬರಕ್ಕೆ ಸ್ಟಾರ್ಟ್ ಆಯಿತು.
1: ನಿಜವಾಗ್ಲೂ ವಂಡರ್ಫುಲ್ ಅನ್ಸುತ್ತಾ ಈಗ ಜರ್ನಿ ನೆನಪಿಸ್ಕೊಂಡ್ರೆ.
0: ಯಾ, ವೆನ್ ಐ ಲುಕ್ ಬಿಹೈಂಡ್ ಎಲ್ಲ ನನಗೆ ಅನಿಸುತ್ತೆ ಇಟ್ ವಾಸ್ ವೆರಿ ನೈಸ್. ಆ್ಯಂಡ್ ಮೋರ್ ಓವರ್ ತುಂಬ ಜನ ನನ್ನ ಸುತ್ತಮುತ್ತ ವೆನ್ ದಿ ಹಿಯರ್ ದ ಸ್ಟೋರಿ ಎಲ್ಲ, ಅವ್ರಿಗೆ ತುಂಬ ಚೆನ್ನಾಗಿ ಅನಿಸುತ್ತೆ, ಲೈಕ್ ಮೋಟಿವೇಟ್ ಆದಂಗೆ ಆಗುತ್ತೆ, ನಾವು ಕೂಡ ಈ ಥರ ಮಾಡ್ತೀವಿ, ನನಗೂ ಈ ಥರ ಮಾಡಬೇಕಂತ ಇಂಟ್ರೆಸ್ಟ್ ಇದೆ ಅಂತ ಬಂದು ಸಾಕಷ್ಟು ಹೆಣ್ಮಕ್ಳು ನನಗೆ ಟಿಪ್ಸ್ ಎಲ್ಲ ಕೇಳ್ತಾರೆ ಆ್ಯಂಡ್ ಇನ್ಫಾರ್ಮೇಷನ್ಸ್ ಕೇಳ್ತಿರ್ತಾರೆ. ಆ್ಯಂಡ್ ಸಮ್ ಸಮಟೈಮ್ಸ್ ವೆನ್ ದೇ ಫೀಲ್ ಲೋ ಆಲ್ಸೋ ದೇ ಕಾಲ್ ಮೀ ಈ ತರ ಹಿಂಗ್ ಮಾಡ್ತಾ ಇದೀನಿ ಹಿಂಗ್ ಮಾಡೋದು ಏನು ಅಂತ. ಸೊ ಒಂಥರ ಚೆನ್ನಾಗನ್ಸಿದೆ ನನಗೆ. ಐ ಆಮ್ ಏಬಲ್ ಟು ಇಂಪ್ಯಾಕ್ಟ್

0: ಸಮ್ವನ್ಸ್ ಲೈಫ್ ಅಂತ ಖುಷಿ ಆಗುತ್ತೆ.
1: ಬ್ಯಾಲೆನ್ಸಿಂಗ್ ಬಹಳ ಮುಖ್ಯ ಬೈಕಿಂಗ್ ಅಲ್ಲಿ ಅಂತ ಹೇಳ್ತಾ ಇದ್ರಿ, ಬ್ಯಾಲೆನ್ಸ್ ಅನ್ನ ರೂಢಿಸ್ಕೊಳ್ಳೋದಕ್ಕೆ ನೀವ್ ಯಾವೆಲ್ಲ ರೀತಿ ಪ್ರಯತ್ನ ಪಟ್ರಿ?
0: ಫಸ್ಟು ಅದ್ರಲ್ಲಿ ಟೆಕ್ನಿಕ್ಸ್ ಎಲ್ಲ ಇರುತ್ತೆ, ಇಟ್ಸ್ ಲೈಕ್ ಆನ್ ಗ್ರೌಂಡೇ ಮಾಡಿದಾಗ ನಮಗ್ ಅದು ಗೊತ್ತಾಗೋದು. ಪ್ರಾಕ್ಟಿಸ್ ಮಾಡ್ತಾ ಮಾಡ್ತಾ ನಮಗೆ ನಮ್ದು ಯಾವ ತರ ಇದೆ ನಮ್ ಬಾಡಿ ಬ್ಯಾಲೆನ್ಸ್, ಆಮೇಲೆ ನಮಗ್ ಯಾವ ತರ ನಾವು ಅದನ್ನ ಟರ್ನ್ ತಗೊಂಡ್ರೆ ಬ್ಯಾಲೆನ್ಸಿಂಗ್ ಸಿಗುತ್ತೆ ಅಂತ, ಸೊ ಅದು ಈಚ್ ಇಂಡಿವಿಜುವಲ್ ಮೇಲೆ ಹೋಗುತ್ತೆ. ಆಮೇಲೆ ಬಾಡಿ ಪೊಸಿಷನಿಂಗು ಮ್ಯಾಟರ್ ಆಗುತ್ತೆ. ಸೊ ಅದನ್ನೆಲ್ಲ ಕಲಿಸ್ಕೊಡ್ತಾರೆ. ಇಟ್ ಇಸ್ ಕೈಂಡ್ ಆಫ್ ಅ ಟೆಕ್ನಿಕ್. ವಾಹನ ಓಡಿಸ್ತಾ ಓಡಿಸ್ತಾ ನಮಗ್ ಗೊತ್ತಾಗುತ್ತೆ ಯಾವ ತರ ನಾವು ಬ್ಯಾಲೆನ್ಸಿಂಗ್ ಮಾಡಬಹುದು ಅಂತ. ಸೊ ಅದ್ರ ಪ್ರಕಾರ ಮಾಡ್ಕೊಂಡು ಹೋಗ್ಬೋದು.
1: ಅಂದ್ರೆ ಈ ಒಂದು ರೈಡಿಂಗ್ ಎಲ್ಲ ಏನಿದೆ ಇದು ಟೆಕ್ಸ್ಟ್ ಬುಕ್ ಥಿಯರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರಾಕ್ಟಿಕಲ್ ಆಗಿ ಕಲಿಬೇಕು ಅಂತ ಹೇಳ್ತಾ ಇದ್ದೀರಾ?
0: ಯೆಸ್, ದಟ್ ಇಸ್ ಟ್ರೂ. ಆನ್ ಗ್ರೌಂಡ್ ನೀವು ಸ್ಟಾರ್ಟ್ ಮಾಡಿದಾಗ ಪ್ರಾಕ್ಟಿಸ್, ಅವಾಗ ನಿಮಗೆ ಗೊತ್ತಾಗಕ್ಕೆ ಸ್ಟಾರ್ಟ್ ಆಗುತ್ತೆ ಯಾವ ತರ ಅದನ್ನ ಓಡಿಸಬೇಕು ಏನು ಎಂತ ಅಂತ.
1: ಸುಶ್ಮಿತಾ ಹುರಕಡ್ಲಿ ಅವರು ಅವತ್ತೊಂದು ದಿನ ಬೈಕಿಂಗ್ ಕಲಿಯೋದ್ರಿಂದ ಹಿಂದೆ ಸರಿದ್ ಬಿಟ್ಟಿದ್ರೆ ಏನಾಗಿರ್ತಿದ್ರು ಇವತ್ತು?
0: ಐ ಆಮ್ ನಾಟ್ ಶೋರ್, ನಾನು ಅದ್ರ ಬಗ್ಗೆ ವಿಚಾರನೇ ಮಾಡಿಲ್ಲ. ಬಿಕಾಸ್ ನಂದು ಯಾವಾಗೂ ಒಂದೇ ಪ್ಲಾನು, ದೇರ್ ಇಸ್ ನೋ ಪ್ಲಾನ್ ಬಿ ಫಾರ್ ಮಿ. ಇದನ್ನ ಮಾಡಬೇಕು ಅಂತ ಆಸೆ ಬಂದರೆ ಐ ಮೇಕ್ ಶೋರ್ ಹುಕ್ಕೋರ್ ಕ್ರುಕ್ಕು ನಾನು ಅದನ್ನು ಮಾಡೇ ತೀರ್ತೀನಿ. ಸೊ ಎಂಡ್ ಲೈನ್ ಫಿನಿಶ್ ಆಗೋ ಮಟ್ಟ ಐ ಡೋಂಟ್ ಗಿವ್ ಅಪ್.
1: ಈ ಗಿವ್ ಅಪ್ ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ ನೀವು ಬೈಕಿಂಗ್ ಜೊತೆಯಲ್ಲಿ ಜಿಮ್ನಾಸ್ಟಿಕ್ ಕೂಡ ಕಲಿತೆ ಅಂತ ಹೇಳ್ತಿದ್ರಿ.
0: ಸೊ ನಾನು ಬೈಕಿಂಗ್ ರೇಸ್ ಸ್ಟಾರ್ಟ್ ಮಾಡಿದಾಗ ಐ ಫಿಗರ್ಡ್ ಔಟ್ ಸ್ಟ್ರೆಂಥನಿಂಗ್ ಬೇಕು, ಆಮೇಲೆ ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಇದ್ರೆ ಬಾಡಿಗೆ ಒಳ್ಳೇದು ಅಂತ ನಾನು ಜಿಮ್ಮು ಕೂಡ ಹೋಗ್ತಿದ್ದೆ. ಬೆಳಗ್ಗೆ ಜಿಮ್ ಹೋಗ್ತಿದ್ದೆ ಆ್ಯಂಡ್ ಸಾಯಂಕಾಲ ಒಂದು ಜಿಮ್ನಾಸ್ಟಿಕ್ ಗುರು ಒಬ್ರು ಸಿಕ್ಕಿದ್ರು ನನಗೆ. ಸೊ ಅವ್ರು ಕಲಿಸ್ತಿದ್ರು ನನಗೆ ಜಿಮ್ನಾಸ್ಟಿಕ್, ಅಲ್ಲಿ ಮಕ್ಕಳಿಗೆಲ್ಲ ಕಲಿಸ್ತಿದ್ರು. ಹೋಗಿ ರಿಕ್ವೆಸ್ಟ್ ಮಾಡಿದೆ, ಐ ಟೋಲ್ಡ್ ದೆಮ್ ನಾನು ಬೈಕಿಂಗ್ ಅಲ್ಲೆಲ್ಲ ಇದ್ದೀನಿ ಅಂತ. ಸೊ ಅವರು ಆಯ್ತಾಯ್ತು ನೀವು ಇಂಟ್ರೆಸ್ಟ್ ತೋರಿಸಿದ್ರೆ ನೀವು ಜಾಯ್ನ್ ಆಗಿ ಅಂತ ಹೇಳಿ ಸೊ ಅವ್ರ ಜೊತೆ ನಾನು ಸ್ಟಾರ್ಟ್ ಮಾಡಿದೆ ಜಿಮ್ನಾಸ್ಟಿಕ್. ಸೊ ಅಲ್ಲೂ ಚೆನ್ನಾಗೆಲ್ಲ, ಈವ್ನಿಂಗ್ ಎಲ್ಲ ಹೋಗ್ತಿದ್ದೆ. 1 hour ಐ ಯೂಸ್ ಟು ಗಿವ್ ಫಾರ್ ಜಿಮ್ನಾಸ್ಟಿಕ್ ಆಲ್ಸೋ. ಇವಾಗ ನಾನು ಟ್ರಾವೆಲಿಂಗ್ ಮಾಡೋದ್ರಿಂದ ಐ ಡೋಂಟ್ ಹ್ಯಾವ್ ಮಚ್ ಟೈಮ್, ಬಟ್ ಬೈಕಿಂಗ್ ಮಾಡೋ ಟೈಮಲ್ಲಿ ಐ ಯೂಸ್ ಟು ಗಿವ್ ಫುಲ್ ಟೈಮ್ ಕೊಡ್ತಿದ್ದೆ ಅದಕ್ಕೆ ಅಂತ. ಬಟ್ ಇವಾಗ ಸ್ವಲ್ಪ ಸ್ಟಾಪ್ ಮಾಡಿದ್ದೀನಿ.
1: ಬೈಕಿಂಗ್ ಇಂದ ಶುರುವಾಯಿತು, ಟ್ರಾವೆಲಿಂಗ್ ನಲ್ಲಿ ಮುಂದುವರಿತಾ ಇದೆ ನಿಮ್ ಜೀವನ. ಸುಶ್ಮಿತಾ ಅವರೇ, ಟ್ರಾವೆಲಿಂಗ್ ಟ್ರೆಕ್ಕಿಂಗ್ ಇದೆಲ್ಲ ನಿಮ್ ಪಾಲಿಗೆ ಏನು, ಹೇಗ್ ಶುರುವಾಯಿತು ಈ ಜರ್ನಿ?
0: ಸೊ ನಂಗೆ ನೇಚರ್ ಜೊತೆ ಕನೆಕ್ಟ್ ಆಗಬೇಕು ಅಂತ ಸ್ಟಾರ್ಟ್ ಆಯಿತು. ಈ ಸಿಟಿ ಲೈಫಲ್ಲಿ ವಿ ಫೀಲ್ ಮೋಸ್ಟ್ ಆಫ್ ದೆಮ್ ಫೀಲ್ ಲೈಕ್ ಓಕೆ ಸ್ವಲ್ಪ ನೇಚರ್ ಹತ್ರ ಹೋಗೋಣ, ಸಿಟಿ ಬಿಟ್ಟು ಹೊರಗೆ ಹೋಗೋಣ ಅಂತ ಅನ್ಸೋದು. ಸೊ ವೀಕೆಂಡಿಂದ ಶುರು ಆಯಿತು ಇದೆಲ್ಲ. ವೀಕೆಂಡ್ಸಲ್ಲಿ ನಾನು ಬೈಕೇ ತೊಗೊಂಡು ಹೋಗ್ತಿದ್ದೆ, ಆಮೇಲೆ ಒಂದು ಪಾಯಿಂಟಲ್ಲಿ ನಿಲ್ಲಿಸ್ಕೊಂಡು ಟ್ರೆಕ್ಕಿಂಗ್ ಎಲ್ಲ ಮಾಡ್ತಿದ್ವಿ. ನನ್ನ ಫ್ರೆಂಡ್ಸು ಟೀಮ್ ಮೆಂಬರ್ಸು ಅದನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೆ. ಸೊ ಐ ಸ್ಟಾರ್ಟೆಡ್ ಲೈಕಿಂಗ್ ಇಟ್. ಆಮೇಲೆ ವೀಕೆಂಡ್ ವೀಕೆಂಡ್ಸ್ ಹೋಗ್ತಾ ಅದು ಇವಾಗ ಫುಲ್ ಟೈಮ್ ಆಗಿಬಿಟ್ಟಿದೆ ನನ್ನ ಲೈಫಲ್ಲಿ. ಸೊ ಜರ್ನಿ ಚೆನ್ನಾಗಿದೆ ಇಲ್ಲಿ ತನಕ.
1: ನಿಮ್ಮ ಐಟಿ ಕ್ಷೇತ್ರದ ಕೆಲಸನ ಈ ಎಲ್ಲಾ ವಿಚಾರಗಳ ಜೊತೆ ಹೇಗಪ್ಪ ನಿಭಾಯಿಸ್ತೀರಾ?
0: ನಂದು ಐಟಿ ಜರ್ನಿ ಹೇಳಬೇಕಂದ್ರೆ ಐ ವಾಸ್ ಇನ್ ಟು ಸ್ಟಾರ್ಟ್ಅಪ್ ವರ್ಲ್ಡ್. ಅಲ್ಲೂ ಕೂಡ ನಾನು ಫೀಮೇಲ್ ಸ್ಪೆಷಲಿ ವುಮೆನ್ ಆಂಟರ್ಪ್ರಿನರ್ಸ್ಗೆ ಅಂತ ಒಂದು ಪ್ಲಾಟ್ಫಾರ್ಮ್ ಓಪನ್ ಮಾಡಿದ್ವಿ. ಇಟ್ ಇಸ್ ಅ ಫುಡ್ ಟೆಕ್ ಪ್ಲಾಟ್ಫಾರ್ಮ್, ಸಾಫ್ಟ್ವೇರ್ ಅದು. ನಾವು ಒಂದು ಆ್ಯಪ್ ಬಿಲ್ಡ್ ಮಾಡಿದ್ವಿ ಹೆಣ್ಮಕ್ಳಿಗೆ, ಮನೇಲಿ ಕೂತ್ಕೊಂಡವ್ರಿಗೆ ದೇ ಕ್ಯಾನ್ ಪ್ರಿಪೇರ್ ದ ಫುಡ್, ನಾವು ಅವ್ರಿಗೆ ಹೆಲ್ಪ್ ಮಾಡ್ತಿದ್ವಿ ಡೆಲಿವರಿ ಮಾಡೋಕ್ಕೆ ಅಂತ. ಸೊ ಇಟ್ ವಾಸ್ ಬಿಕಾಸ್ ಆಫ್ ಅ ಸ್ಟಾರ್ಟ್ಅಪ್ ಅಲ್ಲ, ನಮಗೆ ವಿ ಯೂಸ್ ಟು ಗಿವ್ 24 hours ಫಾರ್ ದ್ಯಾಟ್ ಓನ್ಲಿ. ಬಟ್ ನನಗೆಲ್ಲೋ ಒಂದು ಕಡೆ ಪ್ಯಾಷನ್ನು ಬಿಡೋಕ್ಕಾಗ್ತಿರ್ಲಿಲ್ಲ. ಸೊ ಐ ಥಾಟ್ ಐ ಹ್ಯಾವ್ ಟು ಬ್ಯಾಲೆನ್ಸ್ ಎನಿ ಹೌ. ಸೊ ಐ ಯೂಸ್ ಟು ಆಲ್ವೇಸ್ ಪ್ರಿಯೋರಿಟೈಸ್ ಮೈ ವರ್ಕ್. ಸೊ ವೀಕೆಂಡ್ ಬಂದ ತಕ್ಷಣ ಐ ಯೂಸ್ ಟು ಮೇಕ್ ಶೋರ್ ಪ್ಯಾಷನ್ಗೆ ಅಂತ. ಆಮೇಲೆ ವೀಕ್ ಡೇಸ್ ಎಲ್ಲ ಐ ಯೂಸ್ ಟು ಗಿವ್, ಇವನ್ ದೋ ಇಟ್ ವಾಸ್ 24 hours ಐ ಯೂಸ್ ಟು ಗಿವ್ ಫಾರ್ ಮೈ ಸ್ಟಾರ್ಟ್ಅಪ್. ಸೊ ಎರಡು ಬ್ಯಾಲೆನ್ಸ್ ಮಾಡ್ತಾ ಇದ್ದೆ. ಐ ನೆವರ್ ರಿಗ್ರೆಟೆಡ್ ನಾನು ಮಾಡೋ ಕೆಲಸ ಇಷ್ಟು ಹೆವಿ ಇದೆ ಆ ಥರ ಏನೂ ಇಲ್ಲ. ಬಿಕಾಸ್ ಐ ಯೂಸ್ ಟು ಡೂ ವಿತ್ ಸೋ ಮಚ್ ಆಫ್ ಲವ್ ಇನ್ ಬೋತ್ ದ ಪ್ಲೇಸಸ್, ಪ್ರೊಫೆಷನ್ ಆಗಲಿ ಪ್ಯಾಷನ್ ಆಗಲಿ, ಐ ಯೂಸ್ ಟು ಗಿವ್ ಫುಲ್ ಹಾರ್ಟ್ ಆ್ಯಂಡ್ ಡೂ ಇಟ್. ಸೊ ನನಗೆ ಯಾವಾಗೂ ಒಂಥರ ಬರ್ಡನ್ ಅನಿಸಿಲ್ಲ.
1: ಟ್ರೆಕ್ಕಿಂಗ್ ಅನ್ನ ನೀವು ರೂಢಿಸ್ಕೋಬೇಕಾದ್ರೆ ಫಿಸಿಕಲ್ ಆಗಿ ಎದುರಿಸಿದಂತಹ ಸವಾಲುಗಳೇನು?
0: ಐ ಥಿಂಕ್ ಸ್ಟೆಮಿನಾ ತುಂಬಾ ಬೇಕಾಗುತ್ತೆ ಟ್ರೆಕ್ಕಿಂಗಿಗೆ ಹೋಗೋ ಟೈಮಲ್ಲಿ. ಬಿಕಾಸ್ ನಾನು ಆಲ್ರೆಡಿ ಜಿಮ್ಮು ಆಮೇಲೆ ಫಿಸಿಕಲ್ ಆಕ್ಟಿವಿಟೀಸಲ್ಲಿ ಆಕ್ಟಿವ್ ಇದ್ದೆ ಅಂತ. ಸೊ ನನಗೆ ಅಷ್ಟೊಂದೇನು ಚಾಲೆಂಜಸ್ ಬರಲಿಲ್ಲ. ಬಟ್ ಐ ವಾಸ್ ಏಬಲ್ ಟು ಡೂ ಟ್ರೆಕ್ಕಿಂಗ್, ನನಗೆ ಆ ಥರ ಏನು ಡಿಫಿಕಲ್ಟಿ ಅನ್ನಿಸ್ಲಿಲ್ಲ ಮಾಡೋದ್ರಲ್ಲಿ.
1: ಅದರ ಜೊತೆಯಲ್ಲಿ ಟ್ರಾವೆಲಿಂಗ್, ಟ್ರಾವೆಲಿಂಗ್ ಅನ್ನ ರೂಢಿಸ್ಕೋಬೇಕು ಅನ್ನೋದಾದ್ರೆ ಬಹಳ ಕಷ್ಟ ಅಂತ ತುಂಬಾ ಜನ ಹೇಳ್ತಾರೆ. ಯಾಕಂದ್ರೆ ಎಲ್ಲಾ ಸ್ಥಳಗಳಲ್ಲೂ ಬಹಳ ಕಂಫರ್ಟಬಲ್ ಆದಂತಹ ಮೂಲಭೂತ ಸೌಲಭ್ಯಗಳು ಸಿಗೋದಿಲ್ಲ. ಒಬ್ಬ ಹೆಣ್ಣು ಮಗಳಾಗಿ, ಒಬ್ಬ ಯೂತ್ ಆಗಿ ನೀವು ಅದನ್ನ ಯಾವ ರೀತಿಯಲ್ಲಿ ಎದುರಿಸ್ತಾ ಇದ್ದೀರಾ?
0: ಚಾಲೆಂಜಸ್ ತುಂಬಾ ಇದೆ ಟ್ರಾವೆಲಿಂಗ್ ಮಾಡೋ ಟೈಮಲ್ಲಿ. ಬಟ್ ತುಂಬಾ ಕಲಿಯೋಕಿರುತ್ತೆ, ಅಷ್ಟೊಂದು ಇರಲಿಲ್ಲ. ಟ್ರಾವೆಲಿಂಗ್ ಮಾಡ್ಬೇಕಂತ ನನ್ನ ಮೈಂಡ್ ಅಲ್ಲಿ ಇರಲಿಲ್ಲ. ಒನ್ ಫೈನ್ ಡೇ ಐ ಥಾಟ್ ಲೈಕ್ ಲೆಟ್ ಮೀ ಟೇಕ್ ಸಮ್ ಬ್ರೇಕ್ ಅಂತ. ಕರಿಯರ್ ಬ್ರೇಕ್ ತಗೊಂಡು ಐ ಜಸ್ಟ್ ಪ್ಯಾಕ್ಡ್ 3 dresses ಇಟ್ಕೊಂಡು ನಾನು ಪ್ಯಾಕ್ ಮಾಡ್ಕೊಂಡೆ ನನ್ನ ಬ್ಯಾಗು. ಆ್ಯಂಡ್ ಐ ಸ್ಟಾರ್ಟೆಡ್ ದ ಜರ್ನಿ. ಸ್ಟಾರ್ಟ್ ಮಾಡಿದಾದ್ಮೇಲೆ ತುಂಬ ಎಕ್ಸ್ಪ್ಲೋರ್ ಮಾಡೋಕೆ ಸ್ಟಾರ್ಟ್ ಆಯಿತು. ತುಂಬ ಡಿಫ್ರೆಂಟ್ ಮೈಂಡ್ ಸೆಟ್ ಪೀಪಲ್ ಎಲ್ಲ ಸಿಗೋಕೆ ಸ್ಟಾರ್ಟ್ ಆಯಿತು. ಒಬ್ವಿಯಸ್ಲಿ ಕಾಂಪ್ರಮೈಸ್ ಮಾಡೋದಿರುತ್ತೆ, ಲೈಕ್ ಸ್ಟೇ ಆಗಲಿ ಊಟದ್ದಾಗಲಿ. ಬಟ್ ಇಟ್ ವಾಸ್ ಫನ್, ನನಗೆ ಅದು ಚೆನ್ನಾಗಿ ಅನಿಸ್ತಾ ಇತ್ತು. ಟ್ರಾವೆಲಿಂಗ್ ಮಾಡೋದು ತುಂಬ ಕಲಿಯಕ್ಕೆ ಸಿಗ್ತಾ ಇದೆ ಅಂತ.

0: ಸೊ ಅವಾಗಿಂದ ಶುರು ಮಾಡಿದ್ದು, ಇವಾಗ ಫುಲ್ ಟೈಮ್ ಟ್ರಾವೆಲಿಂಗ್ ಅಲ್ಲೇನೆ ಇದ್ದೀನಿ ಇವಾಗ.
1: ದಟ್ಸ್ ರಿಯಲಿ ವಂಡರ್ಫುಲ್. ಯಾವ ಯಾವ ಜಾಗಗಳಿಗೆಲ್ಲ ನೀವು ವಿಸಿಟ್ ಮಾಡಿದ್ದೀರಾ?
0: ಸೊ ಪ್ರಯಾಗ್ ರಾಜ್ ಅಲ್ಲಿ ನಾನು ಫಸ್ಟ್ ಹೇಳ್ಬೇಕಂದ್ರೆ ಶುರು ಆಗಿದ್ದು ಅಲ್ಲಿಂದ ಕುಂಭಮೇಳದಲ್ಲಿ ಮಾಡಿದೆ. ಆ್ಯಂಡ್ ಅಲ್ಲಿ ನಾನು 50 days ಇದ್ದೆ. ಅಲ್ಲಿ ಸೇವೆ ಮಾಡೋದು, ಸೋಷಲ್ ವರ್ಕ್ ಮಾಡೋದು ಅದೆಲ್ಲ ಮಾಡ್ತಿದ್ದೆ. ಆಮೇಲೆ ಈವ್ನಿಂಗ್ ಆಗಲಿ ಮಾರ್ನಿಂಗ್ ಆಗಲಿ ಅಲ್ಲಿ ಕೂತ್ಕೊಂಡು ಜನರಿಗೆ ಸಹಾಯ ಮಾಡೋದು, ಆಮೇಲೆ ಸಂಧ್ಯಾ ವಂದನೆ ಮಾಡೋದು, ಇದೆಲ್ಲ ಸ್ಪಿರಿಚುವಲಿಗೆ ಸ್ವಲ್ಪ ಜಾಸ್ತಿ ಕನೆಕ್ಟ್ ಆದೆ ನಾನು. ಅಲ್ಲಿ ನನಗೆ ತುಂಬ ಕಲಿಯೋಕೆ ಸಿಕ್ತು ಪ್ರಯಾಗ್ರಾಜಿಂದ. ಸೊ ಅದಾದಮೇಲೆ ಸೋಲೋ ಟ್ರಾವೆಲಿಂಗ್ ಅಂತ ಈ ಕಡೆ UP ಕಡೆ ಅದೆಲ್ಲ ಕಾಶಿ ಆಗಲಿ ಅಯೋಧ್ಯೆ ಆಗಲಿ ಆ ಕಡೆ ಎಲ್ಲ ಸುತ್ತಮುತ್ತ ಎಲ್ಲ ಸ್ಟಾರ್ಟ್ ಮಾಡಿದೆ. ಆಮೇಲೆ ಚಾರ್ಧಾಮು, ಜ್ಯೋತಿರ್ಲಿಂಗಗಳು ಈ ಥರ ಒಂದೊಂದೊಂದೊಂದೇ ಲಿಸ್ಟಲ್ಲಿ ಆ್ಯಡ್ ಆಗ್ತಾ ಹೋಯ್ತದು. ಸರಿ, ನಡೀತಾ ಇದೆ ಇವಾಗೂ ಕೂಡ.
1: ಇದೆಲ್ಲ ಕಂಪ್ಲೀಟ್ ಸೋಲೋ ಟ್ರಾವೆಲೇನಾ?
0: ಇಲ್ಲ, ಒಂದಿಷ್ಟು ಸೋಲೋ, ಆಮೇಲೆ ಒಂದಿಷ್ಟು ಹೋಸ್ಟ್ ಮಾಡಿದ್ದೇನೆ ನಾನು ಕೂಡ, ಆರ್ಗನೈಸ್ ಮಾಡ್ತಾ ಇದ್ದೀನಿ. ಸೊ ಗ್ರೂಪು ಇರುತ್ತೆ, ಸೋಲೋನು ಇರುತ್ತೆ, ಮಿಕ್ಸ್ ಇದೆ ಅಲ್ಲ.
1: ಸೋಲೋ ಟ್ರಾವೆಲ್ ಮಾಡೋ ಟೈಮಲ್ಲಿ ನೀವು ಯಾವ ರೀತಿಯಲ್ಲಿ ಹೆಚ್ಚಿನ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ತೀರಾ?
0: ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್, ನಾವು ಟ್ರಿಪ್ ಏನಾದರೂ ಪ್ಲಾನ್ ಹಾಕೋಕ್ಕಿಂತ ಮುಂಚೆ ಫಸ್ಟ್ ನಾವು ವೆಬ್ಸೈಟಲ್ಲೆಲ್ಲ ಚೆಕ್ ಮಾಡಿಕೊಂಡು ಅದರ ರಿವ್ಯೂಸ್ ಎಲ್ಲ ನೋಡಿಕೊಂಡು ಬಜೆಟ್ ಫ್ರೆಂಡ್ಲಿ ಇರೋದೆಲ್ಲ ನೋಡಿಕೊಂಡು ದೆನ್ ವಿ ಹ್ಯಾವ್ ಟು ಬುಕ್ ಅಕಾರ್ಡಿಂಗ್ಲಿ. ಯಾರನ್ನಾದ್ರೂ ಮಾತಾಡ್ಸೋದಾಗಲಿ ಅಥವಾ ಏನಾದರೂ ಇದ್ದರೆ ಈಸಿಲಿ ಟ್ರಸ್ಟ್ ಮಾಡಿಕೊಂಡು ಅದೆಲ್ಲ ಮಾಡೋದು ಸ್ವಲ್ಪ ಇದಾಗುತ್ತೆ. ನೋಡ್ಕೋಬೇಕು ಯಾರು ಹೆಂಗೆ ಏನು ಅಂತ ನೋಡ್ಕೊಂಡು ಇದು ಮಾಡಬೇಕು. ಆ್ಯಂಡ್ ಯೂಶಲಿ ನಾವು ಸ್ವಲ್ಪ ಸೇಫ್ಟಿ ಐಟಮ್ಸು ಇಟ್ಕೋಬೇಕಾಗತ್ತೆ ನಮ್ಮ ಹತ್ರ, ಪೆಪ್ಪರ್ ಸ್ಪ್ರೇ ಆಗಲಿ ಅಥವಾ ಸಮಥಿಂಗ್ ಲೈಕ್ ಪಿನ್ ಪಾಯಿಂಟ್ಸ್ ಇರೋದು, ಶಾರ್ಪ್ ಐಟಮ್ಸ್ ಅದೆಲ್ಲ ಇಟ್ಕೊಂಡು ವಿ ಕ್ಯಾನ್ ಟ್ರಾವೆಲ್.
1: ಸಾಮಾನ್ಯ ಸೋಲೋ ಟ್ರಾವೆಲ್ ಅಂತ ಹೇಳ್ತಿದ್ದ ಹಾಗೆ ಪರ್ಸನಲ್ ವೆಹಿಕಲ್ ಅನ್ನ ಚೂಸ್ ಮಾಡೋದು ಒಳ್ಳೇದಾ ಅಥವಾ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನ ಯೂಸ್ ಮಾಡೋದು ಒಳ್ಳೇದಾ?
0: ಸೊ ನಂದು ಟ್ರಾವೆಲ್ ಇಂದ ಉದ್ದೇಶ ಏನಂದ್ರೆ ನಾನು ಆದಷ್ಟು ಜನರ ಜೊತೆ ಬೆಳಿಬೇಕು, ಆಮೇಲೆ ಕಂಫರ್ಟ್ ಝೋನ್ ಇಂದ ಹೊರಗಡೆ ಬರಬೇಕು ಅಂತ ಇದೆ. ಸೊ ನಾನು ಆದಷ್ಟು ಯೂಸ್ ಮಾಡೋದು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಶನ್ಸ್, ಆಮೇಲೆ ಗ್ರೂಪ್ ಅಲ್ಲೇನೆ ಹೋಗೋದು ಎಲ್ಲ ಇಷ್ಟಪಡ್ತೀನಿ. ಸೊ ಅದು ಇಂಡಿವಿಜುವಲ್ ಬೇಸಿಸ್ ಮೇಲೆ ಇರುತ್ತೆ, ಅವರಿಗೆ ಆ ಥರ ಟ್ರಾವೆಲಿಂಗ್ ಏನು ಉದ್ದೇಶ ಇದೆ ಅದರ ಮೇಲೆ ಅವರು ಚೂಸ್ ಮಾಡ್ಕೋಬಹುದು.
1: ನಿಮ್ಮ ಪ್ರಕಾರ ಯಾವುದು ಬೆಸ್ಟ್?
0: ಐ ಥಿಂಕ್ ಪಬ್ಲಿಕ್ ಇಷ್ಟ, ಜನರ ಜೊತೆ ಬೆರೆಯೋದಿದ್ರೆ ಪಬ್ಲಿಕ್ ಒಳ್ಳೇದು.
1: ನಾನು ಕೂಡ ಸೋಲೋ ಟ್ರಾವೆಲರ್ ಆಗಬೇಕು ಅಂತ ಅಂದ್ಕೊಳ್ಳುವಂತಹ ಹೆಣ್ಮಕ್ಳಿಗೆ ಮತ್ತೆ ಯೂತ್ಸ್ಗೆ ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ?
0: ಐ ವುಡ್ ಸೇ ಇಟ್ ಇಸ್ ವೆರಿ ಗುಡ್, ಸೋಲೋ ಟ್ರಾವೆಲಿಂಗ್ ಮಾಡಬೇಕು. ಬಿಕಾಸ್ ಕಂಫರ್ಟ್ ಝೋನ್ ಇಂದ ನಾವು ಹೊರಗೆ ಬರ್ತೀವಿ, ನಮ್ದು ಏನಿರುತ್ತೆ ಸ್ಟ್ರೆಂತು, ಆಮೇಲೆ ಸ್ವಲ್ಪ ಭಯ ಹೋಗುತ್ತೆ, ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ, ಜನರ ಜೊತೆ ಹೆಂಗೆ ಬೆರಿಬೇಕು, ಹೆಂಗೆ ಮಾತಾಡಬೇಕು, ಆಮೇಲೆ ಒಂದಿಷ್ಟು ಚಾಲೆಂಜಸ್ ಬರುತ್ತೆ, ಸಿಚುವೇಶನ್ ಅದನ್ನು ನಾವು ಒಬ್ಬರೇ ಹ್ಯಾಂಡಲ್ ಮಾಡೋಕ್ಕೆ ಶುರು ಮಾಡ್ತೀವಿ. ಸೊ ತುಂಬ ಕಲಿಯೋದಿರುತ್ತೆ, ಸೋಲೋ ಟ್ರಾವೆಲಿಂಗ್ ಮಾಡಿದ್ರೆ ಇಟ್ ಇಸ್ ವಂಡರ್ಫುಲ್.
1: ಈಗ ಯಾರಾದರೂ ತಮಗೆ ಗೊತ್ತಿಲ್ಲದಿರುವಂತಹ ಭಾಷೆ ಇರುವಂತಹ ಜಾಗಗಳಿಗೆ ಪ್ರವಾಸ ಹೋಗಬೇಕು ಅಂತ ಅಂದ್ಕೋತಿದ್ದಾರೆ, ಸೋಲೋ ಟ್ರಾವೆಲ್ ಅಂತಹ ಜಾಗಗಳಲ್ಲಿ ಅವರು ಯಾವ ರೀತಿಯಲ್ಲಿ ವ್ಯವಹರಿಸಬೇಕಾಗತ್ತೆ?
0: ಸೊ ಇವಾಗ ಟೆಕ್ನಾಲಜಿ ಇದೆ ನಮ್ಮ ಹತ್ರ. ಸೊ ಒಂದು ನಾವು ಯೂಸ್ ಮಾಡ್ಬೋದು ಟ್ರಾನ್ಸ್ಲೇಟರ್ ಅಂತ ಯೂಸ್ ಮಾಡಿಕೊಂಡು ಟ್ರೈ ಮಾಡ್ಬೋದು, ಇಲ್ಲ ಅಂದ್ರೆ ಆದಷ್ಟು ಆಕ್ಷನ್ ಅಲ್ಲಿನೇ ಮಾಡಿ ಮುಗಿಸ್ಬೋದು, ವಿಚ್ ಹ್ಯಾಸ್ ವರ್ಕ್ಡ್ ಫಾರ್ ಮೀ. ಅದೇನಂದ್ರೆ ಅಲ್ಲಿ ಲೋಕಲ್ ಫ್ರೆಂಡ್, ಯಾರಾದ್ರೂ ಕನೆಕ್ಷನ್ ಇದ್ದೇ ಇರುತ್ತೆ, ಯಾರ್ದಾದ್ರೂ ಕಡೆಯಿಂದ ಏನಾದ್ರೂ ಕನೆಕ್ಷನ್ ಸಿಕ್ಕರೆ ಅಲ್ಲೊಬ್ಬರನ್ನ ಲೋಕಲ್ ಫ್ರೆಂಡ್ ಮಾಡಿಕೊಂಡು ಅವ್ರ ಮುಖಾಂತರ ಏನಾದ್ರೂ ಹೆಲ್ಪ್ ಮಾಡ್ಕೊಳ್ಳೋದಿದ್ರೆ ಮಾಡ್ಕೋಬಹುದು, ದಟ್ ಈಸ್ ಹೆಲ್ಪ್ಡ್. ಆಕ್ಚುಲಿ ಇಂಟರ್ನೆಟ್ ಅಲ್ಲೆಲ್ಲ ಮುಂಚೆನೆ ಇನ್ಫಾರ್ಮೇಶನ್ ತಗೊಂಡೋಗಿ ಯಾವ ತರ ಎಲ್ಲಿ ಹೋಗ್ಬೇಕು ಏನು, ಆಮೇಲೆ ಹೆಂಗೆ ಯಾವ ಪ್ಲೇಸಸ್ ಏನ್ ತರ ಇದೆ ಅಂತ ತಿಳ್ಕೊಂಡೇ ಹೋದ್ರೆ ಉತ್ತಮ.
1: ಟ್ರಾವೆಲಿಂಗ್ ಅದು ಸೋಲೋ ಟ್ರಾವೆಲ್ ಆಗಿರಬಹುದು, ಗ್ರೂಪ್ ಟ್ರಾವೆಲ್ ಆಗಿರಬಹುದು, ಯಾವುದೇ ಒಬ್ಬ ವ್ಯಕ್ತಿ ಅಂದ್ಕೊಳ್ಳುವಂಥದ್ದು ನಾನು ಫಿಸಿಕಲಿ ಫಿಟ್ ಇದ್ರೆ ಸಾಕು ಅಂತ. ನಿಮ್ಮ ಇಷ್ಟೂ ವರ್ಷಗಳ ಜರ್ನಿಯಲ್ಲಿ ಸುಷ್ಮಿತಾ ಅವರೇ, ಮೆಂಟಲ್ ಫಿಟ್ನೆಸ್ ಎಷ್ಟರ ಮಟ್ಟಿಗೆ ಈ ರೀತಿಯಾದಂತಹ ಸೋಲೋ ಟ್ರಾವೆಲ್ನಲ್ಲಿ ಮತ್ತು ಗ್ರೂಪ್ ಟ್ರಾವೆಲ್ನಲ್ಲಿ ಪ್ರಭಾವವನ್ನು ಬೀರುತ್ತೆ, ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ?
0: ಎಸ್, ಬೋತ್ ಆಕ್ಚುಲಿ, ಮೆಂಟಲಿ ಆಮೇಲೆ ಫಿಸಿಕಲಿ ಇಸ್ ಇಂಪಾರ್ಟೆಂಟ್, ಎರಡೂ ಇರಬೇಕು. ಮೈಂಡ್ ಸೆಟ್ಟು ಇಸ್ ಬೇಕೇ ಬೇಕಾಗತ್ತೆ, ಏನಕ್ಕಂದ್ರೆ ನಾವು ಡಿಫ್ರೆಂಟ್ ಪ್ಲೇಸಿಗೆ ಹೋಗ್ತಾ ಇದ್ದೀವಿ, ನಮ್ದು ರೀಜನ್ ಬಿಟ್ಟು ನಾವು ಬೇರೆ ಕಡೆ ಹೋಗ್ತಾ ಇದ್ದೀವಿ ಅಂದ್ರೆ ಅಲ್ಲಿ ತುಂಬಾ ಡಿಫ್ರೆನ್ಸ್ ಇರುತ್ತೆ, ಊಟದಿಂದ ಹಿಡಿದು ಕ್ಲೈಮೇಟ್ ಇಂದ ಹಿಡಿದು ಜನರಿಂದ ಹಿಡಿದು ಎಲ್ಲ ಡಿಫ್ರೆಂಟ್ ಇರುತ್ತೆ. ಸೊ ನಾವು ಮೈಂಡ್ ಸೆಟ್ ಮಾಡ್ಕೊಂಡ್ ಬರಬೇಕು ದಟ್ ವಿಲ್ ಬಿ ಫ್ಲೆಕ್ಸಿಬಲ್, ಅಲ್ಲಿ ಹೆಂಗ್ ಬಂದ್ರು ಕೂಡ ವಿಲ್ ಬಿ ಫೈನ್, ಅಡ್ಜಸ್ಟ್ ಆಗ್ತೀವಿ ಅಂತ. ಅಂಡ್ ಮೋರ್ ಓವರ್, ಎಕ್ಸ್ಪೆಕ್ಟ್ ಮಾಡೋಕ್ಕಿಂತ ಜಾಸ್ತಿ ಏನಿರುತ್ತೆ ಅದನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳೋದು ಬೆಸ್ಟ್. ಸೊ ದಿಸ್ ಮೆಂಟಾಲಿಟಿ ಬೇಕಾಗುತ್ತೆ. ನಾವು ಮುಂಚೆನೆ ಗ್ರೂಪಿನೆಲ್ಲ ಕರ್ಕೊಂಡು ಹೋಗೋ ಟೈಮಲ್ಲೂ ಕೂಡ ವಿ ಆಲ್ವೇಸ್ ಇದನ್ನ ಹೇಳ್ತೀವಿ ಎಲ್ಲರಿಗೂ, ಸೊ ಈ ತರ ಇರುತ್ತೆ ಅಲ್ಲಿ ಸಿಚುವೇಶನ್ಸು, ಸೊ ಮೆಂಟಲಿನೂ ಪ್ರಿಪೇರ್ ಆಗಿ ಬನ್ನಿ ಅಂತ. ಸೊ ಅದಕ್ಕೆ ನಾವು ಮೈಂಡ್ ಸೆಟ್ಟು ಕೂಡ ಸೆಟ್ ಮಾಡಿಕೊಂಡೇ ಹೋಗ್ಬೇಕಾಗುತ್ತೆ. ವಿ ಆರ್ ಕಮಿಂಗ್ ಔಟ್ ಆಫ್ ಅವರ್ ಕಂಫರ್ಟ್ ಝೋನ್, ಬೇರೆ ಜಾಗದಲ್ಲಿ ಹೋಗ್ತಿದೀವಿ ಅಂದ್ರೆ ಅಲ್ಲಿದ್ ಹೆಂಗಿರುತ್ತೆ ಅದ್ರ ಪ್ರಕಾರ ಹೊಂದ್ಕೋಬೇಕು ಅಂತ.
1: ಮೈಂಡ್ ಅನ್ನ ಫಿಟ್ ಆಗಿ ಇಟ್ಕೊಳ್ಳೋದಕ್ಕೆ ನೀವು ಟ್ರಾವೆಲರ್ಸ್ಗೆ ಮುಂಚೆನೆ ಸಿದ್ಧ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ. ಅದೇ ರೀತಿ ನಮ್ಮ ಮನಸ್ಸನ್ನ ಹತೋಟಿಯಲ್ಲಿ ಇಟ್ಕೊಳ್ಳೋದಕ್ಕೆ ಯೋಗ ಬಹಳ ಮುಖ್ಯ. ನೀವೊಬ್ಬ ಯೋಗ ಗುರುವಾಗಿ

0: ಕೂಡ ಕೆಲಸ ಮಾಡ್ತಾ ಇದ್ದೀರಾ, ಈ ಜರ್ನಿ ಹೇಗಪ್ಪ ಸ್ಟಾರ್ಟ್ ಆಯ್ತು?
1: ಸೊ ನಾನು ಪ್ರಯಾಗ್ರಾಜ್ ಅಲ್ಲಿ ಇದ್ದಾಗ್ಲೇ ನನಗೆ ತುಂಬಾ ಗೊತ್ತಾಯ್ತು ಫಿಸಿಕಲ್ ಬಗ್ಗೆನೂ, ಅದೆಲ್ಲ ಅಲ್ಲಿ ಎಲ್ಲ ಸ್ವಲ್ಪ ಮಾಡ್ತಿದ್ದೆ ಯೋಗ ಸ್ವಲ್ಪ ಜನರ ಜೊತೆ. ಅವಾಗ ಐ ಗಾಟ್ ಟು ನೋ ದಟ್ ಯೋಗಾ ಇಸ್ ನಾಟ್ ಜಸ್ಟ್ ಅನ್ ಎಕ್ಸಸೈಸ್, ಇಟ್ ಇಸ್ ಆಲ್ಸೋ ಯುನೋ ಕನೆಕ್ಟ್ಸ್ ವಿತ್ ಯುವರ್ ಮೈಂಡ್ ಆಲ್ಸೋ, ಮೈಂಡ್ ಕಾಮ್ ಮಾಡುತ್ತೆ ಅಂತೆಲ್ಲ ಗೊತ್ತಾಯ್ತು. ಸೊ ಅವಾಗಿಂದ ನಾನು ಯೋಗ ಮಾಡಕ್ ಸ್ಟಾರ್ಟ್ ಮಾಡಿದೆ. ಅಂಡ್ ಐ ವಾಸ್ ಏಬಲ್ ಟು ಸಿ ನನ್ನಲ್ಲಿ ತುಂಬಾ ಡಿಫ್ರೆನ್ಸ್. ಐ ವಾಸ್ ಏಬಲ್ ಟು ಕಾಮ್ ಮೈ ಮೈಂಡ್, ಥಾಟ್ಸ್ ಅನ್ನ ಕಂಟ್ರೋಲ್ ಮಾಡೋದು, ಅದೆಲ್ಲ ಹೆಲ್ಪ್ ಆಯ್ತು ನನಗೆ. ಸೊ ನಾನು ಯೋಗ ಕಲಿತಾ ಕಲಿತಾ ಕಲ್ಸಕ್ಕೂ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ. ಸೊ ಆರ್ಟ್ ಆಫ್ ಬ್ರೀದಿಂಗ್ ಅಂತ ಒಂದು ಕಾನ್ಸೆಪ್ಟು ಐ ಕೇಮ್ ಅಕ್ರಾಸ್ ದಟ್. ಬ್ರೆತ್ತಲ್ಲಿನೇ ಯು ಕ್ಯಾನ್ ಕಂಟ್ರೋಲ್ ನಿಮ್ಮ ಥಾಟ್ಸನ್ನಾಗಲಿ, ನಿಮ್ಮ ಪ್ರಾಣಗಳನ್ನಾಗಲಿ, ದ ವೇ ಯು ಟಾಕ್, ನಿಮ್ಮದು ಥಾಟ್ಸನ್ನು ಹೆಂಗೆ ಸ್ಲೋ ಡೌನ್ ಮಾಡ್ಬೋದು, ಆಮೇಲೆ ಇಮೋಷನ್ಸನ್ನು ಹೆಂಗೆ ಕಂಟ್ರೋಲ್ ಮಾಡ್ಬೋದು. ಸೊ ಇದೆಲ್ಲ ನಾನು ಕಲಿತಾ ಇದ್ದೀನಿ ಇವಾಗ. ಸೊ ಹಂಗೆ ಕಲಿಸ್ತಾನೋ ಇದ್ದೀನಿ.
0: ಈ ಒಂದು ಜರ್ನಿಯಲ್ಲಿ ನೀವು ಯಾವೆಲ್ಲ ಬದಲಾವಣೆಗಳನ್ನು ಕಂಡುಕೊಳ್ತಾ ಇದ್ದೀರಾ? ಜಿಮಲ್ ಶುರುವಾಗಿದ್ದು ನಿಮ್ಮ ಪ್ರಯಾಣ, ಈಗ ಯೋಗ ಶಾಲೆಯತ್ತ ಬಂದು ನಿಂತಿದೆ, ಎರಡಕ್ಕೂ ಏನು ತುಂಬ ಡಿಫ್ರೆನ್ಸ್ ಇದೆಯಾ?
1: ಜಿಮ್ ಅಲ್ಲಿ ನನಗೆ ಫಿಸಿಕಲಿ ಐ ವಾಸ್ ಗೆಟಿಂಗ್ ಫಿಟ್ ಅಂತ ಹೇಳ್ಬೋದು, ಔಟರ್ ಬಾಡಿ. ಬಟ್ ಯೋಗಾದಲ್ಲಿ ಐ ಆಮ್ ಏಬಲ್ ಟು ಹೀಲ್ ಅ ಲಾಟ್ ಆಫ್ ಥಿಂಗ್ಸ್. ಯೋಗ ಹ್ಯಾಸ್ ಆಕ್ಚುಲಿ ಚೇಂಜ್ಡ್ ಅ ಲಾಟ್ ಇನ್ ಮೈ ಲೈಫ್. ಮೈಂಡ್ ಆಗಲಿ, ನಂದು ಬಾಡಿ ಆಗಲಿ, ಎರಡು ಫಿಟ್ ಆಗ್ತಿದೆ ಇದರಿಂದ. ಚೂಸ್ ಮಾಡ್ಬೋದು ವಾಟ್ ಇಸ್ ರೈಟ್, ವಾಟ್ ಇಸ್ ರಾಂಗ್, ಕ್ಲಾರಿಟಿ ಸಿಗ್ತಿದೆ ನನಗೆ, ಆಮೇಲೆ ಫೋಕಸ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗ್ತಿದೆ, ಆಂಗರ್ ಇಶ್ಯೂಸ್ ಎಲ್ಲ ಕಮ್ಮಿ ಆಗಿದೆ. ಏನಾದರೂ ಒಂದು ಮೈಗ್ರೇನ್ ಇಶ್ಯೂಸ್ ಆಗಲಿ ಅಥವಾ ಏನಾದರೂ ಇದ್ರೂ ಕೂಡ ಇಟ್ ಹ್ಯಾಸ್ ಸಾರ್ಟೆಡ್. ಯೋಗ ಮಾಡಕ್ಕೆ ಶುರು ಮಾಡಿದ ಆದ್ಮೇಲಿಂದ ಎಲ್ಲ ಒಂದೊಂದೇ ಒಂದೊಂದೇ ಹೆಲ್ಪ್ ಆಗಿದೆ ನನಗೆ.
0: ಒಬ್ಬ ಯೂತ್, ನನಗೆ ಜಿಮ್ ಅಂದರೆ ಬಹಳ ಇಷ್ಟ, ಯೋಗ ಕೂಡ ಟ್ರೈ ಮಾಡಬೇಕು ಅಂತಿದ್ದೀನಿ, ನಿಮ್ಮ ಸಜೆಷನ್ ಏನು ಅಂತ ನಿಮ್ಮನ್ನು ಕೇಳಿದ್ರೆ?
1: ಆಕ್ಚುಲಿ ವೆರಿ ಗುಡ್. ಟ್ರೈ ಮಾಡೋದು ಫಸ್ಟ್ ಸ್ಟಾರ್ಟ್ ಮಾಡಬೇಕು. ಟ್ರೈ ಮಾಡಿ ದೆನ್ ಯು ವಿಲ್ ನೋ ದ ರಿಸಲ್ಟ್ಸ್. ನಾನು ಕೂಡ ಫಸ್ಟು ಜಿಮ್ಮೆ ಅಂತ ಹಿಡ್ಕೊಂಡು ಕೂತ್ಕೊಂಡಿದ್ದೆ, ಬಟ್ ವೆನ್ ಐ ಸ್ಟಾರ್ಟೆಡ್ ಯೋಗ ಅಲ್ಲ, ಐ ವಾಸ್ ಏಬಲ್ ಟು ಸಿ ಅ ಲಾಟ್ ಆಫ್ ಡಿಫ್ರೆನ್ಸ್. ಇವಾಗ ಐ ಆಮ್ ಟೋಟಲಿ ಇನ್ ಟು ಯೋಗ, ಇವಾಗ ಜಿಮ್ ಅದೆಲ್ಲ ಇದೆ. ಬಟ್ ಜಿಮ್ ಇಸ್ ಆಲ್ಸೋ ನಾಟ್ ಬ್ಯಾಡ್, ಅದು ನಿಮಗೆ ಬಾಡಿ ಫಿಟ್ನೆಸ್ ಆಗಲಿ, ಔಟರ್ ಶೇಪ್ ಎಲ್ಲ ಮಾಡುತ್ತೆ, ಸ್ಟ್ರೆಂಥನಿಂಗ್ ಎಲ್ಲ ಕೊಡುತ್ತೆ. ಬಟ್ ಯೋಗ ಇಸ್ ಲೈಕ್ ಟೋಟಲಿ ಡಿಫ್ರೆಂಟ್, ನಿಮಗೆ ಮೈಂಡು ಹೀಲ್ ಆಗುತ್ತೆ ಆ್ಯಂಡ್ ಆಲ್ಸೋ ಫಿಸಿಕಲಿ ಮೆಂಟಲಿ ಎರಡೂ ನಿಮಗೆ ಸ್ಟ್ರೆಂಥನಿಂಗ್ ಆಗುತ್ತೆ.
0: ಇದೆಲ್ಲದರ ಜೊತೆಯಾಗಿ ನೀವು ಸರ್ಕಾರಿ ಶಾಲೆಗಳಲ್ಲಿ ಚಿತ್ರ ಬಿಡಿಸ್ತೀನಿ ಅಂತ ಹೇಳ್ತಾ ಇದ್ರಿ. ಈ ಒಂದು ಬಣ್ಣದ ಪಯಣ, ಕೈಯಲ್ಲಿ ಕುಂಚವನ್ನ ಹಿಡಿದು ಬಣ್ಣಗಳನ್ನ ತುಂಬಿಸುವಂತಹ ಪಯಣ ಹೇಗೆ ಆರಂಭವಾಗಿದ್ದು?
1: ನಾನು ಸೋಷಿಯಲ್ ವರ್ಕ್ಸ್ ತುಂಬಾ ಮಾಡ್ತಿದ್ದೆ, ವರ್ಕ್ ಮಾಡೋ ಟೈಮಲ್ಲೂ ಆಗಲಿ, ಕಾಲೇಜ್ ಟೈಮಲ್ಲೂ ಆಗಲಿ, ಯಾವಾಗಿದ್ರೂ ನನ್ನ ತಲೆಯಲ್ಲಿ ಏನಂದ್ರೆ ನಾನು ಆದಷ್ಟು ಸೊಸೈಟಿಗೆ ಏನೋ ಕೊಡಬೇಕು ಅಂತ ಇದು ಯಾವಾಗಿದ್ರೂ ಇರೋದು ನನ್ನ ಮೈಂಡಲ್ಲಿ. ಸೊ ಎಷ್ಟಾಗುತ್ತೆ ಅಷ್ಟು ನನ್ನ ಕಡೆಯಿಂದ ಹೆಲ್ಪ್ ಮಾಡ್ತಾ ಇದ್ದೆ. ಟೀಮ್ ಸಿಕ್ತು ನನಗೆ ಹುಬ್ಬಳ್ಳಿಯಲ್ಲಿ, ಅವರು ಈ ಥರ ಬ್ಯೂಟಿಫೈ ಮಾಡೋದು, ಪೇಂಟ್ ಎಲ್ಲ ಮಾಡೋದು ಸ್ಟಾರ್ಟ್ ಮಾಡಿದ್ರು. ಸೊ ನಾನು ಅವ್ರ ಜೊತೆ ಜಾಯಿನ್ ಆಗಿ ಗೌರ್ಮೆಂಟ್ ಸ್ಕೂಲಿಗೆಲ್ಲ ಹೋಗಿ ಪೇಂಟ್ ಎಲ್ಲ ಮಾಡೋದು, ಆಮೇಲೆ ನಮ್ಮ ಸಿಟಿ ಅದೆಲ್ಲ ಪೇಂಟ್ ಮಾಡೋದು, ಈ ಥರ ಶುರು ಆಯ್ತು ಅದು ಜರ್ನಿ. ಇವಾಗ ಚೆನ್ನಾಗಿ ನಡೀತಿದೆ. ನಾನು ಅದೇ ಟ್ರಾವೆಲಿಂಗ್ ಶುರು ಮಾಡಿದಾದ್ಮೇಲೆ ಸ್ವಲ್ಪ ಟೈಮ್ ಕೊಡೋಕ್ಕಾಗ್ತಿಲ್ಲ, ಬಟ್ ವೆನೆವರ್ ಐ ಮೀನ್ ಹುಬ್ಳಿ ಅವರು ಏನಾದರೂ ಇವೆಂಟ್ಸ್ ಈ ಥರ ಇಟ್ಟಿದ್ರೆ ಅಲ್ಲಿ ಪಾರ್ಟಿಸಿಪೇಟ್ ಅವಾಗ ಹೋಗಿ ಎಲ್ಲ ಮಾಡಿರ್ತಾ ಇರ್ತೀನಿ.
0: ಯೂತ್ಸ್ ಈ ತರದ ಪ್ರೋಗ್ರಾಮ್ ಗಳಲ್ಲಿ ಯಾತಕ್ಕೆ ಇನ್ವಾಲ್ವ್ ಆಗಬೇಕಾಗತ್ತೆ?
1: ಸೊ ಸ್ಪೆಷಲಿ ಕಾಲೇಜ್ ಸ್ಟೂಡೆಂಟ್ಸ್ ಆಗಲಿ, ಆಮೇಲೆ ಎವ್ರಿ ಇಂಡಿವಿಜುವಲ್ ಸಿಟಿಸನ್ಸ್, ನಾವು ಸೊಸೈಟಿಗೆ ನಮ್ಮ ಕಡೆಯಿಂದ ಏನಾಗುತ್ತೆ ಅದನ್ನ ಕೊಡಬೇಕಾಗತ್ತೆ. ಆ್ಯಂಡ್ ನಮ್ದು ಸಿಟಿ, ನಮ್ಮ ಊರು ಎಲ್ಲ ನಾವು ನೋಡ್ಕೋಬೇಕಾಗತ್ತೆ, ನಮ್ಮ ಜವಾಬ್ದಾರಿ ಇರುತ್ತೆ, ನಾವು ಚೆನ್ನಾಗಿಟ್ಕೋಬೇಕು. ನಮ್ಮ ಕಡೆಯಿಂದ ಏನೇನಾಗುತ್ತೆ ನಾವು ಸೊಸೈಟಿಗೆ ಹೆಲ್ಪ್ ಮಾಡೋದು ಅದೆಲ್ಲ ಮಾಡಬೇಕಾಗತ್ತೆ. ಸೊ ಯೂತ್ ಯೂಶ್ವಲಿ ವೀಕೆಂಡ್ಸ್ ಆಗಲಿ ಅಥವಾ ಸಂಡೇಸ್ ಎಲ್ಲ ಅವೈಲೇಬಲ್ ಇದ್ದಾಗ, ವೆನ್ ಎವರ್ ದೇ ಆರ್ ಫ್ರೀ, ದೇ ಕ್ಯಾನ್ ಕಮ್ ಜಾಯಿನ್ ಆಗ್ಬೋದು. ಈ ಥರ ತುಂಬ ಆರ್ಗನೈಸೇಷನ್ಸ್ ಇದೆ, ಜಾಯಿನ್ ಆಗಿ ಅವ್ರದ್ದು ಒಂದು ಕೊಡುಗೆ ಕೊಡ್ಬೋದು ಅಂತ ಅನ್ಸುತ್ತೆ.
0: ಆರ್ಗನೈಸೇಷನ್ ನ ಹೊರತುಪಡಿಸಿ ಕೂಡ ನಾನು ಸೊಸೈಟಿಗೆ ಸಹಾಯ ಮಾಡೋಕ್ ಮನಸ್ಸಿದೆ ಅಂತ ಒಬ್ಬ ಯೂತ್ ಅಂದ್ರೆ ಅವರು ಯಾವೆಲ್ಲ ರೀತಿಯಲ್ಲಿ ತೊಡಗಿಸ್ಕೋಬಹುದಾಗತ್ತೆ?
1: ಅದು ಬೇಸ್ಡ್ ಆನ್ ನಿಮ್ಗೆ ಯಾವ ತರ ಚೇಂಜಸ್ ಬೇಕು. ಇನ್ಸ್ಟೆಡ್ ಆಫ್ ಕಂಪ್ಲೇನಿಂಗ್ ನನ್ನ ಸೊಸೈಟಿ ಈ ತರ ಇದೆ ಆ ತರ ಇದೆ ಅನ್ನೋ ಬದ್ಲಿ, ಅವ್ರ ಮುಂದೆ ಬಂದು ಒಂದು ಆಕ್ಷನ್ ತಗೊಂಡು ಒಂದ್ ಸ್ಟೆಪ್ ತಗೋಬಹುದು, ನಾನು ಈ ತರ ಚೇಂಜ್ ಮಾಡಬಹುದು, ಲೆಟ್ ಮೀ ಬಿ ಅನ್ ಎಕ್ಸಾಂಪಲ್ ಅಂತ ಹೇಳಿ ಮುಂದೆ ಬಂದು ಅದನ್ನ ಚೇಂಜಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಬಹುದು ಅವರು ಕೂಡ ಸ್ವಂತವಾಗಿ. ನಾನು ವರ್ಕ್ ಮಾಡೋ ಟೈಮಲ್ಲಿ ನನಗೂ ಅನಿಸ್ತು, ನಾನು ಅನಾಥಾಶ್ರಮಿಗೆ ಹೋಗಿ ಅಲ್ಲಿ ಮಕ್ಕಳಿಗೆ ಸ್ವಲ್ಪ ಎಜುಕೇಶನ್ ಎಲ್ಲ ಹೇಳ್ಕೊಡ್ತಿದ್ದೆ, ಆಮೇಲೆ ಫುಡ್ ಎಲ್ಲ ತಗೊಂಡೋಗ್ತಾ ಇದ್ದೆ ಅವ್ರಿಗೆ ಅಂತ. ಆಮೇಲೆ ನಾನು ಎಂಟೈರ್ ಡೇ ಅವ್ರ ಜೊತೆ ಸ್ಪೆಂಡ್ ಮಾಡ್ತಿದ್ದೆ ಅಲ್ಲಿ, ಅವ್ರ ಜೊತೆ ಮಾತಾಡೋದಾಗಲಿ, ಅವ್ರಿಗೆ ಮೋಟಿವೇಟ್ ಮಾಡ್ತಿದ್ದೆ, ಲೈಕ್ ಕನಸು ಕಾಣಿ, ನೀವು ಜೀವನದಲ್ಲಿ ಒಂದು ಗುರಿ ಇಟ್ಕೊಳ್ಳಿ, ಆ ಗುರಿಯಿಂದ ಫಾಲೋ ಮಾಡಿ ಅಂತ ಹೇಳಿ ಅವ್ರಿಗೊಂದಿಷ್ಟು ಏನಾದರೂ ಐಟಮ್ಸ್ ತೊಗೊಂಡು ಹೋಗಿ ಅವ್ರ ಜೊತೆ ಎಲ್ಲ ಆಟ ಆಡಿಕೊಂಡು ಪಾಠ ಮಾಡಿ ಬರ್ತಾ ಇರ್ತಿದ್ದೆ ನಾನು. ಒಬ್ಬೊಬ್ರು ಮಕ್ಕಳಿಗೂ ಜೊತೆ ಮಾತಾಡಿದಾಗನ ತುಂಬಾ ಖುಷಿ ಅವರು ನಗುವುದೆಲ್ಲ ನೋಡಿಕೊಂಡು, ಬಿಕಾಸ್ ಅವ್ರಿಗೆ ಯಾರೂ ಇರಲ್ಲ. ಸೊ ನಾವು ಎಷ್ಟಾಗುತ್ತೆ ಅಷ್ಟು ಹೋಗಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅವ್ರಿಗೆ ಈ ಥರ ಒಬ್ಬ ದೊಡ್ಡ ಅಕ್ಕ ಆಗಿ ಅವರೆಲ್ಲ ಅಕ್ಕ ಅಂತಾನೆ ಕರೆಯುತ್ತಿದ್ರು. ಸೊ ಅಕ್ಕ ಆಗಿ ಅವ್ರಿಗೊಂದ್ ಸ್ವಲ್ಪ ಏನಾಗುತ್ತೆ ನನ್ನ ಕಡೆಯಿಂದ ಸಹಾಯ ಮಾಡಿ ಅದೆಲ್ಲ ಬರ್ತಾ ಇರ್ತಿದ್ದೆ ನಾನು.
0: ಕೆಲವೊಮ್ಮೆ ಸಹಾಯ ಮಾಡ್ಲಿಕ್ಕೆ ದುಡ್ಡೇ ಇರಬೇಕು ಅಂತಿಲ್ಲ, ನಾವವ್ರಿಗೆ ಸೇವೆ ಮಾಡಬೇಕು ಅನ್ನೋ ಮನಸ್ಥಿತಿ

0: ಜೀವನ
1: ಸುಖ ದುಃಖಗಳ ಬ್ಯಾಲೆನ್ಸು.
0: ಮಹಿಳೆ
1: ಶಕ್ತಿ.
0: ಕನಸು
1: ಗುರಿ, ಜೀವನದ ಒಂದು ಗುರಿ ಇಟ್ಕೊಂಡು ಮುಂದೆ ಸಾಗೋದು.
0: ಮಕ್ಕಳ ನಗು
1: ಸ್ಯಾಟಿಸ್ಫ್ಯಾಕ್ಷನ್.
0: ಯುವಜನತೆ
1: ತಾಕತ್ತು ಅಂತ ಹೇಳ್ಬೋದು.
0: ಈಗ ನಾನೊಂದು ವಾಕ್ಯವನ್ನ ನಿಮಗೆ ಹೇಳ್ತೀನಿ, ಆ ವಾಕ್ಯವನ್ನ ನೀವು ಪೂರ್ಣಗೊಳಿಸಬೇಕಾಗತ್ತೆ. ಸುಷ್ಮಿತಾ ಅವರ ಜೀವನ ಅಂದ್ರೆ
1: ಖುಷಿಯಾಗಿದೆ.
0: ಸುಷ್ಮಿತಾ ಎಂದಿಗೂ ಬಿಡದಿರುವಂತಹ ಅಭ್ಯಾಸ
1: ಕಲಿಯೋದು.
0: ಸುಷ್ಮಿತಾ ಅವ್ರಿಗಿರುವಂತಹ ದೊಡ್ಡ ಭಯ
1: ಸದ್ಯಕ್ಕೇನಿಲ್ಲ.
0: ಸುಷ್ಮಿತಾ ಅವ್ರಿಗಿರುವಂತಹ ದೊಡ್ಡ ಕನಸು
1: ಸೊಸೈಟಿಗೆ ಎಷ್ಟಾಗುತ್ತೆ ನನ್ನ ಕಡೆಯಿಂದ ಹೆಲ್ಪ್ ಮಾಡೋದು.
0: ಸುಷ್ಮಿತಾ ಎಲ್ಲರ ನೆನಪಿನಲ್ಲಿ ಉಳಿಬೇಕಾದ್ರೆ
1: ನನ್ನ ಆಕ್ಷನ್ಸ್ ಇಂದ ಅವರು ನನ್ನನ್ನು ಗುರುತಿಸ್ಕೊಂಡ್ರೆ ಸಾಕು.
0: ಈಗ ಎರಡು ಪದಗಳಲ್ಲಿ ಒಂದನ್ನ ಮಾತ್ರ ಆಯ್ಕೆ ಮಾಡಬೇಕು.
1: ಓಕೆ.
0: ಬೆಟ್ಟನ ಸಮುದ್ರನ?
1: ಬೆಟ್ಟ.
0: ಬೆಟ್ಟನ ವಾಟರ್ಫಾಲ್ಸ್?
1: ವಾಟರ್ಫಾಲ್ಸ್.
0: ಬೈಕ ಪುಸ್ತಕನ?
1: ಪುಸ್ತಕ.
0: ಯೋಗನ ಜಿಮ್ಮ?
1: ಯೋಗ.
0: ನಗರನ ಹಳ್ಳಿನ?
1: ಹಳ್ಳಿ ಹಳ್ಳಿ.
0: ಮೌನನ ಮಾತ?
1: ಮೌನ.
0: ನಿಮ್ಮ ಮಾತುಗಳಿಗೋಸ್ಕರ ಒಂದಷ್ಟು ಜನ ಕಾಯ್ತಿದ್ದಾರೆ ಅಂತ ಅನ್ಕೊಳ್ಳಿ. ನೀವು ನಾನು ಹೇಳುವಂತಹ ಒಂದು ವಾಕ್ಯಕ್ಕೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ನಿಮ್ಮ ಕಿವಿ ಮಾತೇನು?
1: ಓಕೆ.
0: ಒಬ್ಬ 18 ವರ್ಷದ ಹುಡುಗಿ, ನನಗ್ ಬೈಕಿಂಗ್ ಕಲಿಬೇಕು ಅನ್ನಿಸ್ತದೆ ಆದ್ರೆ ನನಗ್ ಭಯವಾಗ್ತದೆ ಅಂತ ಅನ್ಕೋತಾರೆ, ಅವ್ರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ?
1: ನಾನು ಎಲ್ಲ ಹೆಣ್ಮಕ್ಳಿಗೆ ಹೇಳೋದೇನಂದ್ರೆ ಡೋರ್ಸ್ ಅನ್ನ ನಾವು ಪುಷ್ ಮಾಡ್ಬೇಕಾಗತ್ತೆ. ಅಪಾರ್ಚುನಿಟಿ ಬಂದಾಗ ವಿ ಹ್ಯಾವ್ ಟು ಗ್ರಾಬ್ ಇಟ್. ಸ್ವಲ್ಪ ಬೋಲ್ಡ್ ಸ್ಟೆಪ್ ತಗೊಂಡು ಧೈರ್ಯ ತಗೊಳ್ಳಿ, ಮುಂದೆ ಬರೀರಿ. ಇಟ್ ನಥಿಂಗ್ ಇಸ್ ಇಂಪಾಸಿಬಲ್, ಎಲ್ಲ ಆಗತ್ತೆ. ಸೊ ವಿ ಹ್ಯಾವ್ ಟು ಬಿಕಮ್ ಬೋಲ್ಡ್, ಧೈರ್ಯ ತಗೊಂಡು ಮುಂದೆ ಹೋಗ್ಬೇಕು.
0: ಒಬ್ಬ ಯೂತ್, ಯುವಕ, ನನಗೆ ಜೀವನದಲ್ಲಿ ಯಾವ್ದಿಕ್ಕೂ ಕಾಣಿಸ್ತಾ ಇಲ್ಲ ಅಂತ ನಿಮ್ ಹತ್ರ ಹೇಳ್ದ ಅಂತ ಅಂದ್ಕೊಳ್ಳಿ, ಆಗೇನ್ ಹೇಳ್ತೀರಾ?
1: ನಿಮ್ಮ ಮೇಲೆ ಫಸ್ಟ್ ನಂಬಿಕೆ ಇಟ್ಕೊಳ್ಳಿ. ಯಾವಾಗ ನಾವು ನಮ್ಮ ಮೇಲೆ ನಂಬಿಕೆ ಇಟ್ಕೊಂತೀವಲ್ಲ, ಅವಾಗಲೇ ನಾವು ಮುಂದೆ ಜೀವನದಲ್ಲಿ ಹೋಗೋಕ್ಕಾಗೋದು, ಏನಾದರೂ ಸಾಧಿಸೋಕ್ಕಾಗೋದು. ಸೊ ನಂಬಿಕೆ ಇರಬೇಕು ನಮ್ಮ ಮೇಲೆ, ನಮಗೆ ಆಗತ್ತೆ ಅಂತ.
0: ಒಬ್ಬ ಐಟಿ ಕ್ಷೇತ್ರದ ಉದ್ಯೋಗಿ, ಕೆಲಸ ಇದೆ ಆದರೆ ಸಂತೋಷ ಇಲ್ಲ ಅಂತ ನಿಮ್ಮ ಹತ್ರ ಹೇಳ್ತಿದ್ದಾರೆ, ಆಗ?
1: ಸಂತೋಷ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಮಾಡೋ ಕೆಲಸದಲ್ಲಿ ನಮಗೆ ಖುಷಿ ಇರಬೇಕು. ಸೊ ಖುಷಿ ಇದ್ದಾಗಲೇ ನಾವು ಏನು ಮಾಡಿದ್ರು ನಮಗದು ಬರ್ಡನ್ ಅನ್ಸಲ್ಲ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. IT ಆಗಲಿ ಅಥವಾ ಯಾವುದೇ ಕಾರ್ಯದಲ್ಲಾಗಲಿ, ನಾವು ಖುಷಿಯಿಂದ ಏನಾದರೂ ಕೆಲಸ ಮಾಡಿದ್ರೆ ಅದು ಒಳ್ಳೆಯದೇ.
0: ತುಂಬ ಧನ್ಯವಾದ. ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ಸಮಯ ಸರಿತಾ ಇರೋದು ನಮಗಂತೂ ಗೊತ್ತಾಗ್ತಾ ಇಲ್ಲ. ಯುವವಾಣಿ ಕಾರ್ಯಕ್ರಮದ ಕಡೆಯ ಘಟ್ಟಕ್ಕೆ ನಾವು ಬಂದು ತಲುಪಿದೀವಿ ಸುಷ್ಮಿತಾ ಅವರೇ. ಸುಷ್ಮಿತಾ ಅವರೇ, ಒಂದಷ್ಟು ಮಾತುಗಳನ್ನ ನಮ್ಮ ಕೇಳುಗರಿಗೆ ನೀವು ಹೇಳಬೇಕಾಗಿದೆ. ಈಗ ಮೊದಲನೇದಾಗಿ, ಯಶಸ್ಸು ಅಂದರೆ ನಿಮ್ಮ ಪ್ರಕಾರ ಏನು?
1: ಯಶಸ್ಸು ಅಂದರೆ ನನಗೆ ಅನಿಸೋದು, ನಾವು ಮಾಡೋ ಕಾರ್ಯ ಚಿಕ್ಕದಾಗಲಿ ದೊಡ್ಡದಾಗಲಿ ಅದರಿಂದ ನಮಗೆ ಖುಷಿ ಸಿಗ್ತಾ ಇದೆಯಾ ಅಂತ ನೋಡಬೇಕು. ಸೊ ಯಾರಿಗಾದರೂ ಪ್ರೂವ್ ಮಾಡೋದಾಗಲಿ ಅಥವಾ ಕಂಪೇರ್ ಮಾಡೋದಾಗಲಿ ಯಶಸ್ಸು ಅಲ್ಲ. ನಮಗೆ ನಾವು ಮಾಡೋ ಕಾರ್ಯದಲ್ಲಿ ನಮಗೆ ಖುಷಿ ಇದ್ದರೆ ಅದು ನಮಗೆ ಯಶಸ್ಸೇ.
0: ಮಹಿಳೆಯರಿಗೆ ನೀವು ಹೇಳೋ ಮಾತು?
1: ಆ್ಯಕ್ಚುಲಿ ನಾನು ಟ್ರಾವೆಲ್ ಮಾಡೋಕ್ಕೆ ಶುರು ಮಾಡಿದಾದ್ಮೇಲೆ ನನಗೊಂದಿಷ್ಟು ಥಿಂಗ್ಸ್ ಅನಿಸಿದೆ ಮಹಿಳೆಯರ ಬಗ್ಗೆ. ನಾವು ಏನು ಮಾಡ್ತೀವಿ ಹೆಣ್ಮಕ್ಳು ಅಂದರೆ, ಫಸ್ಟು ಫ್ಯಾಮಿಲಿಗೆ ಮಕ್ಕಳಿಗೆ ಪ್ರಿಯಾರಿಟಿ ಕೊಡ್ತೀವಿ. ಸೊ ನಾವು ನಮ್ಮನ್ನು ಪ್ರಿಯಾರಿಟೈಸ್ ಮಾಡೋದು ಲಾಸ್ಟಿಗೆ. ಸೊ ಸ್ವಲ್ಪ ಟೈಮು ನಿಮಗೂ ಕೂಡ ಕೊಡಿ, ನಿಮ್ಮದು ಒಂದು ಜೀವ ಇದೆ, ಸ್ವಲ್ಪ ಪ್ರಿಯೋರಿಟೈಸ್ ನಿಮಗೂ ಮಾಡ್ಕೊಳ್ಳಿ. ನಿಮ್ಗೆ ಏನು ಇಷ್ಟ ಇದೆ ಅದನ್ನು ಜೀವನದಲ್ಲಿ ನೀವು ಮಾಡೋಕ್ಕೆ ಶುರು ಮಾಡಿ.
0: ಯುವಕರಿಗೆ ನಿಮ್ಮ ಸಂದೇಶ?
1: ಇವತ್ತಿನ ಯೂತ್ಸಿಗೆ ಹೇಳಬೇಕು ಅಂದರೆ, ಐ ಥಿಂಕ್ ಅವರು ಹೆದರಬಾರ್ದು ಯಾವ ವಿಷಯದಲ್ಲೂ. ಏನಕ್ಕಂದರೆ ಚಿಕ್ಕ ಚಿಕ್ಕ ವಿಷಯಕ್ಕೆ ಅವರು ದೊಡ್ಡ ದೊಡ್ಡ ಡಿಸಿಷನ್ಸ್ ತೊಗೊತಾ ಇದ್ದಾರೆ ಇವಾಗೆಲ್ಲ. ಸೊ ಧೈರ್ಯ ತಗೊಂಡು ಜೀವನದಲ್ಲಿ ಆಗೋ ಎಲ್ಲ ಸಿಚುವೇಶನ್ಸಿಗೂ ಧೈರ್ಯದಿಂದ ನಿಂತ್ಕೊಂಡು ಮುಂದೆ ವರೆಸ್ಬೇಕು. ಕತ್ಲಾದ್ಮೇಲೆ ಬೆಳಕು ಸಿಕ್ಕೇ ಸಿಗುತ್ತೆ ಅನ್ನೋದು ಒಂದು ನಂಬಿಕೆ ಇಟ್ಕೊಂಡು ಅವರು ಜೀವನ ಮಾಡಬೇಕು.
0: ತುಂಬ ತುಂಬ ತುಂಬ ಥ್ಯಾಂಕ್ಸ್ ಇಷ್ಟು ಹೊತ್ತು ನಮ್ಮ ಕೇಳುಗರಿಗಾಗಿ ಯುವವಾಣಿ ಕಾರ್ಯಕ್ರಮದಲ್ಲಿ ಸಾಕಷ್ಟು ಸ್ಫೂರ್ತಿ ತುಂಬುವಂತಹ ಮಾತುಗಳನ್ನಾಡಿದ್ರಿ. ಸುಷ್ಮಿತಾ ಹುರಕಡ್ಲಿ ಅವರೇ, ತುಂಬ ಹೃದಯದ ಧನ್ಯವಾದಗಳು.
1: ಧನ್ಯವಾದಗಳು ನನಗೂ ಕೂಡ ಈ ಅವಕಾಶ ಕೊಟ್ಟಿದ್ದಕ್ಕೆ, ಇಷ್ಟೆಲ್ಲ ಮಾತಾಡೋಕ್ಕೆ. ಸೊ ನಿಮಗೂ ಕೂಡ ಧನ್ಯವಾದ.
0: ನಿಮ್ಮ ಈ ಎಲ್ಲ ಸಾಹಸಗಳು ಮತ್ತಷ್ಟು ಚೆನ್ನಾಗಿ ಮುಂದುವರಿಲಿ ಅಂತ ನಾವು ಆಕಾಶವಾಣಿ ಕಡೆಯಿಂದ ಆಶಿಸ್ತಾ ಇದ್ದೀವಿ.
1: ಧನ್ಯವಾದಗಳು.
0: ಕೇಳಿದ್ರೆ ನಾವಿವತ್ತು ಒಬ್ಬ ಮಹಿಳಾ ಬೈಕ್ ರೈಡರ್ನ ಮಾತ್ರ ಭೇಟಿಯಾಗಲಿಲ್ಲ, ಜನರಿಗಾಗಿ ಸಹಾಯವನ್ನ ಮಾಡಬೇಕು ಅಂತ ತುಮುಲ ಇರುವಂತಹ ವ್ಯಕ್ತಿಯನ್ನ ಭೇಟಿ ಮಾಡಿದ್ವಿ. ಜೊತೆಯಾಗಿ ಸಮಾಜಕ್ಕಾಗಿ ದುಡಿಯುವಂಥದ್ದು ಪ್ರತಿಯೊಬ್ಬರ ಕರ್ತವ್ಯ ಅನ್ನೋದನ್ನ ಅರಿತುಕೊಂಡು ಅದೇ ಸಂದೇಶವನ್ನ ತಮ್ಮ ಜೀವನದ ಮುಖಾಂತರ ಎಲ್ಲರಿಗೂ ತಿಳಿಸ್ತಾ ಇರುವಂತಹ ಒಬ್ಬ ಸಾಹಸಿ ಯುವತಿಯನ್ನ ಭೇಟಿಯಾದ್ವಿ, ಸಾಕಷ್ಟು ತಿಳಿದುಕೊಂಡ್ವಿ. ಇದರೊಂದಿಗೆ ಈ ಹೊತ್ತಿನ ಯುವವಾಣಿ ಕಾರ್ಯಕ್ರಮ ಮುಕ್ತಾಯವಾಗ್ತಾ ಇದೆ. ನಮಸ್ಕಾರ. ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಸಾಹಸಿ ಮಹಿಳಾ ಬೈಕ್ ರೈಡರ್ ಸುಷ್ಮಿತಾ ಹುರಕಡ್ಲಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ನಿರ್ಮಾಣ ಜ್ಯೋತಿದಾಸ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರನ್ನು ಸಂಗೀತ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿದಂತಹ ನಾಡು
1: ನಮ್ಮ ಕನ್ನಡ ನಾಡು.
2: ಹಂಪಿಯ ವಿಜಯ ವಿಠಲ ದೇವಾಲಯದ ಕಲ್ಲಿನ ಕಂಬಗಳಲ್ಲಿ ಸಂಗೀತದ ಸಪ್ತ ಸ್ವರಗಳನ್ನು ನುಡಿಸಿದ ಮಹಾಶಿಲ್ಪಿಗಳ ತವರೂರು
1: ನಮ್ಮ ಕನ್ನಡ ನಾಡು.

ಸಮಯ 10 ಗಂಟೆಯಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ರವಿವಾಸರಿ ಅಖಿಲ ಭಾರತೀಯ ಸಂಗೀತ ಸಭಾ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಜಿ ರಾಘವೇಂದ್ರ ಪ್ರಸಾದ್ ಅವರಿಂದ ವಯೋಲಿನ್ ವಾದನ ಕೇಳುವಿರಿ.

ಆಕಾಶವಾಣಿ ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ನಾಳೆ ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ, 6:30 ಚಿಂತನ ಮಾಣಿಕ್ ನೇಳಗಿ ಅವರಿಂದ ಕಲಬುರಗಿ ಕೇಂದ್ರದ ಕೊಡುಗೆ, 6:35 ಹಾಗೂ 6:15 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ, 6:40 ದೇಶಭಕ್ತಿ ಗೀತೆಯನ್ನ ಕೇಳುವಿರಿ, 6:50 ರೈತರಿಗೆ ಸಲಹೆ, 7:15 ರೇವತಿ ಬಾಗಲ್ ಅವರು ಹಾಡಿರುವ ಭಾವಗೀತೆಗಳನ್ನ ಕೇಳುವಿರಿ. ಏಳು ಗಂಟೆ ನಲವತ್ತೈದು ನಿಮಿಷ ಹಾಗೂ 8:35 ಚಿತ್ರಗೀತೆಗಳು, 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ, ವಿಷಯ ಮೊಡವೆ ನಿಯಂತ್ರಣಕ್ಕೆ ಹೋಮಿಯೋಪತಿ ಚಿಕಿತ್ಸೆ, ಭಾಗವಹಿಸುತ್ತಾರೆ ಡಾಕ್ಟರ್ ಪ್ರಸನ್ನ, ಉಪನಿರ್ದೇಶಕರು ಹೋಮಿಯೋಪತಿ ಆಯುಷ್ ನಿರ್ದೇಶನಾಲಯ ಬೆಂಗಳೂರು, ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತಾ ಪಲ್ಲವ, 9:30 ರವಿವಾಸರಿ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದ ಧ್ವನಿಮುದ್ರಣ ಜಿ ರಾಘವೇಂದ್ರ ಪ್ರಸಾದ್ ಅವರಿಂದ ವಯೋಲಿನ್ ವಾದನ ಕೇಳುವಿರಿ. 10:30 ಸುನೆಹೆರೇಪಲ್, 11:00 ಸವಿ ನೆನಪು, 12:05 ವನಿತಾ ವಿಹಾರ, ಶ್ರಾವಣದ ಮಹತ್ವ ಈ ಕುರಿತು ಸ್ನೇಹ ಕುಲಕರ್ಣಿ ಅವರಿಂದ ಸೋದಾಹರಣ ಭಾಷಣ, ನಿರ್ವಹಣೆ ಮಾಲಾ ಸಾಮ್ರಾಣಿ, ಧಾರವಾಡ ಕೇಂದ್ರದ ಕೊಡುಗೆ. ಹನ್ನೆರಡು ಗಂಟೆ ಮೂವತ್ತೈದು ನಿಮಿಷಕ್ಕೆ ಆರೋಗ್ಯ ಸಂಚಿಕೆ, ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ನೇತ್ರದಾನ ಮಹಾದಾನ ಈ ಕುರಿತು ಮಾತನಾಡುತ್ತಾರೆ ಮೈಸೂರು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ನೇತ್ರ ವಿಭಾಗದ ಸಹ ಪ್ರಾಧ್ಯಾಪಕರು ಹಾಗೂ ನೇತ್ರ ಭಂಡಾರ ಅಧಿಕಾರಿಗಳಾದ ಡಾ ಶುಭ್ರತಾ ಎಸ್ ಹೆಗಡೆ. ನಂತರ ರಾಷ್ಟೀಯ ಪೌಷ್ಟಿಕ ಸಪ್ತಾಹದ ಮಹತ್ವ ಹಾಗೂ ಪೋಷಕಾಂಶಗಳ ಅಗತ್ಯ ಈ ಕುರಿತು ಕ್ಲಿಯರ್ ಮೆಡಿ ಆಸ್ಪತ್ರೆಯ ಡಯಟೀಷಿಯನ್ ಸಂಗೀತ ಡಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಮೈಸೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ ಕುರಿತು ಅಮರೇಶ್ ಆಶಿಹಾಳ್ ಅವರಿಂದ ಮಾಹಿತಿ ರಾಯಚೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳನ್ನ ಕೇಳುವಿರಿ. 2:40 ಹಿಂದಿ ಪಾಠ ಹೇಳಿಕೊಡುತ್ತಾರೆ ಎಸ್ ರಾಧಾಪತಿ. 5:30 ಗಿರ್ಮಿಟ್ ಕಾರ್ಯಕ್ರಮ. ಆರು ಗಂಟೆ ಹದಿನೈದು ನಿಮಿಷಕ್ಕೆ ಕನ್ನಡ ರತ್ನ ಭಂಡಾರ, 6:30 ಜಿಲ್ಲಾ ವಾರ್ತಾ ಪತ್ರ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ. ಆರು ಗಂಟೆ ಐವತ್ತೊಂದು ನಿಮಿಷಕ್ಕೆ ಕೃಷಿರಂಗ ಕಾರ್ಯಕ್ರಮ,

ಹವಾಮಾನ ಬದಲಾವಣೆ ಸಂದರ್ಭದಲ್ಲಿ ಸುಸ್ಥಿರ ಮೀನುಗಾರಿಕೆ ಈ ಕುರಿತು ಡಾಕ್ಟರ್ ಅಮೋಘ ಕೆಆರ್ ಅವರೊಂದಿಗೆ ಸಂದರ್ಶನ. ನಂತರ ತುರುವೇಕೆರೆ ತಾಲೂಕು ದಬ್ಬೆಘಟ್ಟದ ಕೃಷ್ಣೇಗೌಡ ಮತ್ತು ಸಂಗಡಿಗರಿಂದ ಭಜನೆ ಪದ ಕೇಳುವಿರಿ. 7:45 ಸಿರಿಗಂಧ, 9:15 ಬಿಜೆ ಭರತ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಎನ್ಎಸ್ ಅಭಿಷೇಕ್ ಅವರ ಹಾಡುಗಾರಿಕೆಯನ್ನ ಕೇಳುವಿರಿ. ಇವರಿಗೆ ಪಕ್ಕವಾದ್ಯದಲ್ಲಿ ವಯೊಲಿನ್ ಕಾರ್ತಿಕ್ ಕೌಶಿಕ್ ಹಾಗೂ ಮೃದಂಗ ಸಹಕಾರ ಆರ್ ನರಸಿಂಹನ್. 10:00 ವನಿತಾ ವಿಹಾರ, ಕೃಷ್ಣಂ ವಂದೇ ಜಗದ್ಗುರುಂ. ಕೃಷ್ಣ ಜನ್ಮಾಷ್ಟಮಿ ಹಿನ್ನೆಲೆಯಲ್ಲಿ ಶ್ರೀಕೃಷ್ಣ ಗಾನ ನಿಲಯದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. ರಾತ್ರಿ 10:00 ಗೀತ ಚಂದ್ರಿಕೆ ಮೆಲೋಡಿ ಟೈಮ್, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. ಇದುವರೆಗೆ ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ.

0: sector and witnessing a major transformation in its defense industrial ecosystem. Mr. Singh was addressing the PM Setu Industry Conclave at Lucknow in Uttar Pradesh today. Nepal has issued fresh alert for flood in Bhote Kashi River. The National Disaster Risk Reduction and Management Authority, NDRRMA of Nepal, has urged residents living along the river's banks in Rasuwa, Nuwakot and Dharding districts to remain cautious following a rise in its water flow. The warning comes as the death toll from flash floods that struck the Nepal-Tibet border on Wednesday rose to 781. NDRRMA said 8,186 people have been evacuated so far from the affected districts, including 227 foreigners. Over 2,500 people are still missing following the disaster. External Affairs Ministry spokesperson Randhir Jaswal said 149 Indian nationals have been rescued so far in Nepal following the tragedy. India is continuously supporting the relief and rescue operation in flash flood hit Himalayan nation. The government has debunked a post circulating on social media which claims that NEET PG exam question papers were leaked in Jaipur. And that is the end of this news bulletin.
1: ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಇದುವರೆಗೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಪ್ರಸಾರವಾದವು. ಇನ್ನು ಮುಂದೆ 603 ಕಿಲೋಹರ್ಟ್ಸ್ ಡಿಆರ್ಎಂ ತರಂಗಾಂತರದಲ್ಲಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಎಫ್ಎಂ ಗೋಲ್ಡ್ ಕಾರ್ಯಕ್ರಮಗಳನ್ನು ನಾಳೆ ಬೆಳಗ್ಗೆ 5:53 ನಿರಂತರವಾಗಿ ಆಲಿಸಬಹುದು. ಈಗ ಸಮಯ ಸರಿಯಾಗಿ 11:10:38. ನಮ್ಮ ಮುಂದಿನ ಪ್ರಸಾರ ಕಾರ್ಯ ನಾಳೆ ಬೆಳಗ್ಗೆ 5:53 ಆರಂಭವಾಗುವುದು. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಶುಭರಾತ್ರಿ ಹೇಳ್ತಾ ಇದ್ದೇನೆ. ನಿಮ್ಮ ಬಾನುಲಿ ಗೆಳತಿ ದಾಕ್ಷಾಯಣಿ. ನಮಸ್ಕಾರ. ಜೈ ಹಿಂದ್.

ಓ, ಎಂಥ ದುರ್ಗತಿ ಒದಗಿ ಬಂದಿತ್ತಲ್ಲ. ಈ ಕನ್ನಡಿಗರ ಕೆಚ್ಚದ ಚಾಲುಕ್ಯ ಸಾಮ್ರಾಜ್ಯವನ್ನು ಕಟ್ಟಿಹೋದ ಮುತ್ತಜ್ಜ ಜಯಸಿಂಹರು, ಸಾಮ್ರಾಜ್ಯವನ್ನು ವೈರಿ ರಾಜರುಗಳಿಂದ ರಕ್ಷಿಸಿದ ಅಜ್ಜ ಮೊದಲನೆಯ ಪುಲಕೇಶಿ, ರಾಜ್ಯವನ್ನು ಸರಿಸಿ ನಾವಿನ್ನು ಬಾಲಕರಿದ್ದಾಗಲೇ ಇಹಲೋಕ ಯಾತ್ರೆಗೈದ ಕೀರ್ತಿಶೇಷ ತಂದೆ ಕೀರ್ತಿವರ್ಮರು, ಇವರೆಲ್ಲರೂ ಶತಮಾನಗಳಿಂದ ರಕ್ಷಿಸಿಕೊಂಡು ಬಂದ ಈ ಚಾಲುಕ್ಯ ಸಾಮ್ರಾಜ್ಯಕ್ಕೆ ಎಂಥ ದುರ್ಗತಿ ಒದಗಿ ಬಂದಿತ್ತಲ್ಲ. ಈ ಚಾಲುಕ್ಯ ಸಾಮ್ರಾಜ್ಯವನ್ನು ನಾನು ರಕ್ಷಿಸಲೇಬೇಕು. ಪ್ರಜೆಗಳನ್ನು ಪ್ರಾಣಕ್ಕೆ ಸಮಾನ ಸಲುಹಿದ ನಮ್ಮ ಪೂಜ್ಯರ ಪರಂಪರೆಯನ್ನು ಮುಂದುವರಿಸಲೇಬೇಕು. ಸತ್ಯವನ್ನಾಶ್ರಯಿಸಿ ಚಾಲುಕ್ಯ ಸಿಂಹಾಸನವನ್ನೇ ಇರಬೇಕು. ಬರಿದಾದ ಸಿಂಹಾಸನವನ್ನು ತುಂಬಲೇಬೇಕು. ಆದರೆ ನಂಬಿ ಕುಳಿತ ಚಿಕ್ಕಪ್ಪ ನಮಗೆ ಮೋಸ ಮಾಡಿದ. ಈ ಸಮಯದ ದುರುಪಯೋಗವನ್ನು ಮಾಡಿಕೊಂಡ ವೈರಿ ರಾಜರು ಸಂಚುಗೈಯುತ್ತಿದ್ದಾರೆ. ನಮ್ಮ ಅಧೀನ ರಾಜರು ನಮಗೆ ಎದುರಾಗಿದ್ದಾರೆ. ಇನ್ನು ತಡ ಮಾಡಿದರೆ ಈ ಕೆಚ್ಚದೆಯ ಕನ್ನಡ ರಾಜ್ಯವು ವೈರಿ ರಾಜರ ಪಾಲಾಗಿ ಹಾಳಾಗುವುದು. ವಿನಾಶದ ಕಲಾ ಲೋಕದಲ್ಲಿ ವಿಹಾರಗೈದರೆ ಮೈಯೆಲ್ಲ ಉರಿಯುತ್ತದೆ, ರಕ್ತ ಕಥಕಥನೆ ಕುದಿಯುತ್ತಿದೆ. ಇಲ್ಲ, ನನ್ನ ಜೀವವಿರುವವರೆಗೆ ಇದಕ್ಕೆ ಅವಕಾಶ ಕೊಡಲಾರೆ. ಒಡ ಹುಟ್ಟಿದವರಿಗೆ ಒಡಲುರಿಯನ್ನು ತೋರಿಸಲೇಬೇಕು. ವೈರಿ ರಾಜರುಗಳಿಗೆ ಕನ್ನಡ ನಾಡಿನ ಕಡುಗಲಿಗಳ ಖಡ್ಗದ ರುಚಿಯನ್ನು ಉಣ್ಣಿಸಲೇಬೇಕು. ಎದುರಾಳಿಗಳೆಲ್ಲರನ್ನು ಮಣ್ಣು ಮುಕ್ಕಿಸಿ ಈ ಚಾಲುಕ್ಯ ಸಾಮ್ರಾಜ್ಯವನ್ನು ರಕ್ಷಿಸಲೇಬೇಕು. ಹೌದು, ರಕ್ಷಿಸಲೇಬೇಕು.

0: ಚಿಕ್ಕಪ್ಪಾಜಿ, ಪುಲಕೇಶಿ ರಾಜ್ಯವನ್ನು ತ್ಯಜಿಸಿ ಸನ್ಯಾಸತ್ವ ಸ್ವೀಕರಿಸಿದನಂತೆ, ಹೌದೇ?
1: ಹೌದು, ಹಾಗಂತೂ ಸುದ್ದಿ ಹಬ್ಬಿದೆ. ಆದ ಪ್ರಜೆಗಳಲ್ಲಿ ಒಂದು ವರ್ಗ

0: ಪುಲಕೇಶಿಯ ಪರವಾಗಿಯೇ ಇದೆ.
1: ಚಿಕ್ಕಪ್ಪ, ಈಗ ರಾಜಮಾತೆಯೂ ಇಲ್ಲ, ಪುಲಕೇಶಿಯೂ ಇಲ್ಲ, ಅಂದ ಮೇಲೆ ನನಗೆ ಪಟ್ಟ ಕಟ್ಟಲು ತಡಬೇಕೆ?
0: ವಿಷ್ಣು, ನಮ್ಮ ವೈರಿ ರಾಜರು ಸಾಮ್ರಾಜ್ಯದ ವಿರುದ್ಧ ಬಂಡೆದ್ದಿರುವರು. ಎಲ್ಲಿ ನೋಡಿದಲ್ಲಿ ಗದ್ದಲವಿದೆ. ಸಾಮ್ರಾಜ್ಯದಲ್ಲಿ ಶಾಂತಿ ಉಂಟಾಗುವವರೆಗೂ ತಡೆ.
1: ತಡೆ ತಡೆ ತಡೆ, ನಾನು ಬೇಗ ಸಾಮ್ರಾಟನಾಗಬೇಕು.
0: ವೈರಿಗಳ ಸದ್ದಡಗಿಸಿ ನಿನ್ನನ್ನು ಚಾಲುಕ್ಯ ಸಾಮ್ರಾಜ್ಯದ ಸಾಮ್ರಾಟನಾಗಿ ಮಾಡುವೆ, ಚಿಂತಿಸದಿರು.
1: ಚಿಕ್ಕಪ್ಪಾಜಿ, ಇದಾವ ಗದ್ದಲ?
0: ಗದ್ದಲವಲ್ಲ, ಯುದ್ಧ. ವಾತಾಪಿ ನಗರದಲ್ಲಿ ಯುದ್ಧ, ಯುದ್ಧ ಪ್ರಾರಂಭವಾಯಿತು. ವಿಷ್ಣುವರ್ಧನ,
1: ಚಿಕ್ಕಪ್ಪ,
0: ನಿನ್ನ ರಕ್ಷಣೆಯನ್ನು ನೀನು ನೋಡಿಕೋ, ನಾನು ಯುದ್ಧದ ವೀಕ್ಷಣೆಗೆ ಎಲ್ಲೂ ತೆರಳುವೆ.
1: ಚಿಕ್ಕಪ್ಪ, ಚಿಕ್ಕಪ್ಪ, ನನ್ನನ್ನು ಬಿಟ್ಟು ಹೋಗುವಿರ?
0: ಹೇ, ಎಳೆಯ ಮಗುವಿನ ಹಾಗೆ ಮಾತನಾಡುವೆಯಲ್ಲ. ನಾಳೆ ನೀನು ಸಾಮ್ರಾಟನಾಗಬೇಕಾದವ. ಧೈರ್ಯದಿಂದ, ನಾನು ಬರುತ್ತೇನೆ.
1: ಚಿಕ್ಕಪ್ಪ, ಚಿಕ್ಕಪ್ಪ.
2: ಚಾಲುಕ್ಯ ಸಾಮ್ರಾಜ್ಯದ ಪ್ರಜೆಗಳೇ, ಧೈರ್ಯವನ್ನು ತಾಳಿರಿ. ಇದೋ ನಾನು ನಿಮ್ಮ ಪುಲಕೇಶಿ ಬಂದಿರುವೆ. ನನ್ನ ಪ್ರಿಯ ಪ್ರಜೆಗಳೇ, ನಾನು ಸನ್ಯಾಸಿಯಾಗಿ ರಾಜ್ಯವನ್ನು ತ್ಯಜಿಸಿಲ್ಲ. ಈ ಸಾಮ್ರಾಜ್ಯದ ರಕ್ಷಣೆಗೆ ಸನ್ಯಾಸತ್ವದ ನಾಟಕವನ್ನಾಡಿದೆ. ನೀವೆಲ್ಲ ಒಂದಾಗಿ ಬನ್ನಿ, ಈ ಸಾಮ್ರಾಜ್ಯಕ್ಕೆ ಬದಗಿದ ವೈರಿ ರಾಜರ ಯುದ್ಧ ಕಂಟಕವನ್ನು ಕಡಿದು ಹಾಕೋಣ. ಬನ್ನಿ ಬನ್ನಿ ನನ್ನ ಬಂಧುಗಳೇ, ಜಯ ನಮ್ಮದೇ, ಬನ್ನಿ. ಶಾಂತಿ, ಶಾಂತಿ. ನಾವಿಂದು ವೈರಿ ರಾಜರ ಸದ್ದಡಗಿಸಿ ಈ ವಾತಾಪಿ ನಗರವನ್ನು ಸಂರಕ್ಷಿಸಿ ವಿಜಯಶಾಲಿಗಳಾದೆವು. ನಿಮ್ಮ ನಿಷ್ಠೆಗೆ ನನ್ನ ಕೃತಜ್ಞತೆಗಳು. ನಿಮ್ಮ ಸ್ವಾಮಿ ನಿಷ್ಠೆ ಮೆಚ್ಚಿದೆನು. ಇಂದಿನಿಂದ ಚಾಲುಕ್ಯ ಸಾಮ್ರಾಜ್ಯದಲ್ಲಿ ಹೊಸ ಅಧ್ಯಾಯ ಪ್ರಾರಂಭವಾಗಲಿದೆ. ಇಂದಿನ ನಿಮ್ಮ ಈ ನಿಷ್ಠೆ ಮುಂದೆಯೂ ಇದೇ ರೀತಿ ಇರಲಿ. ಇಂದಿನಿಂದ ನಾನು ಈ ಚಾಲುಕ್ಯ ಸಾಮ್ರಾಜ್ಯದ ಅಧಿಕೃತ ಸಾಮ್ರಾಟ.
3: ಚಾಲುಕ್ಯ ಸಾಮ್ರಾಟ ಇಮ್ಮಡಿ ಪುಲಕೇಶಿಯವರಿಗೆ, ಚಾಲುಕ್ಯ ಸಾಮ್ರಾಟ ಇಮ್ಮಡಿ ಪುಲಕೇಶಿಯವರಿಗೆ, ಚಾಲುಕ್ಯ ಸಾಮ್ರಾಟ ಇಮ್ಮಡಿ ಪುಲಕೇಶಿಯವರಿಗೆ.

0: ಎಲೈ ವೈರಿ ಮಾಂಡಲಿಕರೆ, ಎಲೈ ವೈರಿ ಸಾಮಂತರೆ, ಗಂಗರಾಜ, ಗೋವಿಂದ, ಅಪ್ಪಾಯಿಕ, ಈ ತ್ರಿಮೂರ್ತಿ ವೈರಿಗಳು ಈ ಮಂಗಳೇಶನನ್ನು ಎದುರಿಸಲು ಬಂದಿರಾ? ನಿಮಗಿನ್ನು ಉಳಿಗಾಲವಿಲ್ಲ. ಇದೋ ನಿಮ್ಮನ್ನು ಸದೆಬಡೆಯಲು ನಾನೇ ಬರುವೆ.
1: ನೀವು ಹೋಗುವ ಅಗತ್ಯವಿಲ್ಲ ಚಿಕ್ಕಪ್ಪ. ಗಂಗರಾಜ, ಗೋವಿಂದ, ಅಪ್ಪಾಯಕ ವೈರಿರಾಜರು ಈ ವಾತಾಪಿ ನಗರದಿಂದ ದೂರ ದೂರ ಪಲಾಯನಗೈಯುತ್ತಿದ್ದಾರೆ.
0: ಯಾರದು? ಓಹೋ, ಪುಲಕೇಶಿ. ಸನ್ಯಾಸಿಯಾಗಿ ರಾಜ್ಯ ತ್ಯಜಿಸಿದವನ ಕೈಯಲ್ಲಿ ಖಡ್ಗ.
1: ಹೌದು ಚಿಕ್ಕಪ್ಪ, ಪುಲಕೇಶಿ ರಣಹೇಡಿಯಾಗಿ ಸನ್ಯಾಸತ್ವ ಸ್ವೀಕರಿಸಿ ಸಾಮ್ರಾಜ್ಯವನ್ನು ಬಿಟ್ಟು ಓಡಿ ಹೋಗಿಲ್ಲ.
0: ಓಹೋ,
1: ಸನ್ಯಾಸತ್ವ ಬರೀ ನಾಟಕ. ಇರಲಿ, ನಿಮಗೆ ಪ್ರಾಭಿಕ್ಷೆ ಬೇಕೋ ಸಾಮ್ರಾಟನಾಗುವ ಹುಚ್ಚು ಹಂಬಲ ಬೇಕೋ?
0: ಪ್ರಾಣಭಿಕ್ಷೆ ಅದೆಂದಿಗೂ ಸಾಧ್ಯವಿಲ್ಲ
1: ಚಿಕ್ಕಪ್ಪ. ಸಾಧ್ಯವಿಲ್ಲವೆಂದಾದರೆ ಈ ರಣರಂಗದಲ್ಲಿದ್ದು ಯಾರು ಬೇಕಾದರೂ ಚಾಲುಕ್ಯ ಸಾಮ್ರಾಜ್ಯದ ಗದ್ದುಗೆ ನೇರಬಹುದು.
0: ಭಲೆ ಭಲೆ ಕುಮಾರ, ನ್ಯಾಯೋಚಿತವಾಗಿದೆ ನಿನ್ನ ಮಾತು.
1: ಚಾಲುಕ್ಯ ಕುಲದೀಪಕರಾದ ನಾವು ಅನ್ಯಾಯ ಎಂದಿಗೂ ಮಾಡಲಾರೆವು.
0: ಹೌದೇ?
1: ಚಿಕ್ಕಪ್ಪಾಜಿ, ಕೊನೆಯ ಅವಕಾಶ ಕೊಡುತ್ತಿರುವೆ. ಪ್ರಾಣಭಿಕ್ಷೆ ಬೇಕಾದರೆ ಸೆರೆಮನೆ ಇದೆ, ಸಾಮ್ರಾಟ ಪದವಿ ಬೇಕಾದರೆ ರಣರಂಗವಿದೆ.
0: ಪ್ರಾಭಿಕ್ಷೆ ಬೇಡಲು ನಾನೇನು ತಪ್ಪು ಮಾಡಿರುವೆ? ಪುಲಕೇಶಿ, ಬಲು ಎಚ್ಚರಿಕೆಯಿಂದ ಮಾತನಾಡು.
1: ಚಿಕ್ಕಪ್ಪಾಜಿ, ನಾನು ಬಲು ಗೌರವದಿಂದಲೇ ಮಾತನಾಡುತ್ತಿರುವೆ. ಈ ವಾತಾಪಿಯ ಗುಡಲ್ಲಿ ಕಲ್ಮನೆಗಳನ್ನು ಕೊರೆಯಿಸಿ ಶಿಲ್ಪಗಳನ್ನು ಕೆತ್ತಿಸಿ ಸರ್ವಧರ್ಮ ಸಮನ್ವತೆಯನ್ನು ಮೆರೆದಿರುವಿರಿ. ಪೂಜ್ಯ ತಂದೆ ಕೀರ್ತಿವರ್ಮರ ನಂತರ ಸುಸೂತ್ರವಾಗಿಯೇ ರಾಜ್ಯಭಾರ ಮಾಡಿರಿ. ಅದಕ್ಕಾಗಿ ತಲೆಬಾಗುವೆ. ಆದರೆ ಈಚಿನ ನಿಮ್ಮ ಕೃತಿಗಳು ರಾಜದ್ರೋಹ ಕೃತಿಗಳಾಗಿವೆ. ಅದಕ್ಕಾಗಿ ಖಡ್ಗ ಹಿಡಿದು ನಿಮ್ಮನ್ನು ಎದುರಿಸಬೇಕಾಗಿದೆ.
0: ರಾಜದ್ರೋಹವೇ? ಅದು ನಿನ್ನ ಹುಚ್ಚು ಕಲ್ಪನೆ.
1: ಚಿಕ್ಕಪ್ಪಾಜಿ, ರಾಜಮಾತೆಯವರು ನಿಮ್ಮ ನಡುವಳಿಕೆಗೆ ಬೇಸತ್ತು ರಾಜಕ್ಷಯದ ನೆಪದಲ್ಲಿ ನಿಧರರಾದರು. ಒಡ ಹುಟ್ಟಿದ ಸಹ

0: ವಿಷ್ಣುವರ್ಧನನನ್ನು ನನ್ನ ವಿರುದ್ಧ ಎತ್ತಿಕಟ್ಟಿ ಒಂದಾಗಿದ ಸಾಮ್ರಾಜ್ಯವನ್ನು ಒಡೆಯ ಬಯಸಿದಿರಿ. ವೈರಿ ರಾಜರು ವಾತಾಪಿ ನಗರಕ್ಕೆ ಮುತ್ತಿಗೆ ಹಾಕಿದಾಗ ವಿಲಾಸಮಯವಾಗಿ ಕಾಲ ಕಳೆದಿರಿ. ಇವ ರಾಜದ್ರೋಹಗಳಲ್ಲವೇ? ಹೇಳಿ, ಯುದ್ಧ ಬೇಕಾದರೆ ಖಡ್ಗ ಹಿಡಿಯಿರಿ, ಇಲ್ಲವಾದರೆ
1: ಇಲ್ಲವಾದರೆ ಇಲ್ಲವಾದರೆ ಎಂಬ ಪ್ರಶ್ನೆಯೇ ಇಲ್ಲ. ಪುಲೈಸಿ, ಪ್ರಾರಂಭಿಸು ಯುದ್ಧವನ್ನು.
2: ಮೋಸ ಮೋಸ, ಸತ್ತೆ. ಅಯ್ಯೋ, ನಾನು ಸತ್ತೆ.
0: ಯಾರದು ಯಾರದು? ಚಿಕ್ಕಪ್ಪನವರ ಬೆನ್ನಿಗೆ ಚಿಂದ ಹಿಡಿದು ಓಡುತ್ತಿರುವವರು ಯಾರು? ಅಯ್ಯೋ ಅಯ್ಯೋ, ಚಿಕ್ಕಪ್ಪಾಜಿ.
3: ಪುಲಕೇಶಿ, ನಮ್ಮ ವೈರಿ ರಾಜನಾದ ಅಪ್ಪಾಯಿಕ ಓಡಿ ಹೋಗುತ್ತಿದ್ದಾನೆ.
2: ರವಿಕೀರ್ತಿ ಬಂದಯ್ಯ, ಆ ಅಪ್ಪಾಯಿಕನೇ ಚಿಕ್ಕಪ್ಪನವರನ್ನು ಕೊಲೆಗೈದು ಓಡಿ ಹೋದನು. ಚಿಕ್ಕಪ್ಪಾಜಿ,
3: ಸಮಾಧಾನ ತಂದುಕೋ ಮಿತ್ರ.
2: ಚಿಕ್ಕಪ್ಪಾಜಿ,
3: ಮಂಗಳೀಶರು ಈ ರೀತಿಯ ಮರಣಕ್ಕೆ ತೊಗಬಾರದಿತ್ತು. ಪುಲಕೇಶಿ, ಚಿಂತಿಸದಿರು.
2: ಅಯ್ಯೋ ಚಿಕ್ಕಪ್ಪ,
3: ಇದೆಲ್ಲ ವಿಧಿ ವಿಲಾಸ, ಮುಂದಿನ ಕರ್ತವ್ಯಕ್ಕೆ ಅಣಿಯಾಗೋಣ.
2: ಅಯ್ಯೋ ಚಿಕ್ಕಪ್ಪಾಜಿ, ನಿಮ್ಮ ಮರಣಕ್ಕೆ ನಾನೇ ಕಾರಣನಾದೆ, ಕ್ಷಮಿಸಿರಿ ಚಿಕ್ಕಪ್ಪಾಜಿ.
3: ಪುಲಕೇಶಿ, ಗಂಗರಾಜರ ಉಪಟಳ ಕಂಡು ಬರುತ್ತಿದೆ. ನಾನು ಮಂಗಳೀಶರ ಉತ್ತರ ಕ್ರಿಯೆಗಳನ್ನು ನೋಡಿಕೊಳ್ಳುವೆ. ನೀನು ಗಂಗರಾಜರನ್ನು ಎದುರಿಸಲು ಮುನ್ನುಗ್ಗು.
2: ಸರಿ ಮಿತ್ರ, ನಾನು ಗಂಗರಾಜರನ್ನು ಸದೆ ಪಡೆದು ಬರುವೆ.

0: ಶಾಂತಿ
1: ಶಾಂತಿ. ರಾಜಗುರುಗಳೇ, ಮಹಾಮಂತ್ರಿಗಳೇ, ಸಾಮಂತರೇ, ಮಾಂಡಲಿಕರೇ, ಚಾಲುಕ್ಯ ಸಾಮ್ರಾಜ್ಯದ ಸ್ವಾಮಿನಿಷ್ಠ ಪ್ರಜೆಗಳೇ, ಇಂದು ನಮಗೆಲ್ಲರಿಗೂ ಶುಭ ದಿನ. ಕೀರ್ತಿವರ್ಮ ಮಹಾಪ್ರಭುಗಳಿಂದ ತೆರವಾಗಿದ್ದ ಚಾಲುಕ್ಯ ಸಿಂಹಾಸನ ಇಮ್ಮಡಿ ಪುಲಕೇಶಿಯವರಿಂದ ತುಂಬಿ ಬೆಳಗಲಿದೆ. ನಮ್ಮ ಅಧೀನ ರಾಜರಿಂದ ಉಂಟಾದ ಆಂತರಿಕ ಯುದ್ಧವನ್ನು ಪುಲಕೇಶಿಯವರು ಗೆದ್ದಿದ್ದಾರೆ. ನಮಗೆದುರಾದ ಗಂಗರಾಜರು ಯುದ್ಧದಲ್ಲಿ ಸೋತು ಶರಣಾಗತರಾಗಿದ್ದಾರೆ. ಪುಲಕೇಶಿ ಪ್ರಭುಗಳಿಗೆ ಯುದ್ಧದ ವಿಜಯಶ್ರೀಯೊಂದಿಗೆ ವಿಜಯವಧುವಾಗಿ ಪುಲಕೇಶಿಯವರ ಕೈ ಹಿಡಿದ ಗಂಗರಸರ ರಾಜಕುಮಾರಿ ಪದ್ಮಾವತಿಯವರಿಗೆ ಚಾಲುಕ್ಯ ಪ್ರಜೆಗಳ ಪರವಾಗಿ ಸ್ವಾಗತ ಬಯಸುವೆ. ಈ ಶುಭ ಸಂದರ್ಭದಲ್ಲಿ ಈ ಸಾಮ್ರಾಜ್ಯದ ಸರ್ವ ಪ್ರಜೆಗಳ ಪರವಾಗಿ ನಾನು ಪುಲಕೇಶಿ ಸಾಮ್ರಾಟರನ್ನು ಅಭಿನಂದಿಸುವೆ.
2: ನನ್ನ ಪ್ರೀತಿಯ ಪ್ರಜೆಗಳೇ, ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಸಹಾಯ, ಸಹಕಾರ, ಅಭಿಮಾನಗಳಿಂದ ನಾನಿಂದು ಚಾಲುಕ್ಯ ಸಾಮ್ರಾಜ್ಯದ ಸಿಂಹಾಸನವನ್ನೇರಿ ಸಾಮ್ರಾಟನಿರುವೆ. ಈ ನಾಡಿನ ಪ್ರಜೆಗಳು ನನ್ನ ಹೃದಯ ಸಮಾನ. ಅವರ ಸುಖಮಯ ಜೀವನವೇ ನಮ್ಮ ಜೀವನ. ಈ ಸಾಮ್ರಾಜ್ಯದ ರಕ್ಷಣೆಯೇ ನಮ್ಮ ಗುರಿ. ನಮ್ಮ ಪೂಜ್ಯರ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗುವುದೇ ನಮ್ಮ ಕರ್ತವ್ಯ.
1: ಪುಲಕೇಶಿ ಪ್ರಭುಗಳೇ, ಈ ಶುಭ ಸಂದರ್ಭದಲ್ಲಿ ನಮ್ಮ ಆಮಂತ್ರಣಕ್ಕೆ ಪ್ರತಿಯಾಗಿ ಕಲಿಯ ಪಲ್ಲವದರೆ ನರಸಿಂಹವರ್ಮನು ನಮಗೆ ಯುದ್ಧಕ್ಕೆ ಆಮಂತ್ರಣ ಕಳಿಸಿದ್ದಾನೆ.
2: ಏನು, ನಮ್ಮ ಆಮಂತ್ರಣಕ್ಕೆ ಯುದ್ಧದ ಕಾಣಿಕೆ ಕಳಿಸಿರುವನೆ? ಆ ನಮ್ಮ ಹುಟ್ಟು ವೈರಿಗಳನ್ನು ಮೆಟ್ಟಿ ಹಾಕಲು ನಾನು ಸಿದ್ಧನಾಗಿರುವೆ. ನಾವೀಗ ದಕ್ಷಿಣ ನಾಡುಗಳಲ್ಲಿ ದಂಡಯಾತ್ರೆಗೆ ಸಿದ್ಧರಾಗುವೆವು. ಆ ಪಲ್ಲವರ ಸ್ವಕ್ಕಡಗಿಸುವೆವು. ರವಿಕೀರ್ತಿ, ಕಾರ್ಯಕ್ರಮ ಮುಂದುವರಿಯಲಿ.
0: ಸಾಮ್ರಾಟ್ ಇಮ್ಮಡಿ ಪುಲಕೇಶಿಯವರಿಗೆ! ಸಾಮ್ರಾಟ್ ಇಮ್ಮಡಿ ಪುಲಕೇಶಿಯವರಿಗೆ!

0: ಅಣ್ಣ ಅಣ್ಣ ಅಣ್ಣ.
1: ಯಾರು? ಓ, ವಿಷ್ಣುವರ್ಧನ.
0: ಈ ಪಾಪಿಯನ್ನು ಕ್ಷಮಿಸಣ್ಣ.
1: ಛೆ, ನಿಮ್ಮನ್ನು ಕ್ಷಮಿಸಲು ನಾವಾರು? ನೀವು

0: ಅಲುಕ್ಯ ಸಾಮರ್ಯಲ್ಲವೇ?
1: ತಪ್ಪಾಯಿತು, ನೊಂದ ನನ್ನನ್ನು ಇಂಥ ಮಾತುಗಳಿಂದ ಇರಿಯಬೇಡ. ಕ್ಷಮಿಸಣ್ಣ, ನಿನ್ನ ಕಾಲಿಗೆ ಬಿದ್ದು ಕ್ಷಮೆಯಾಚಿಸುವೆ.
0: ನಾನು ಅಣ್ಣ, ನೀನು ತಮ್ಮ. ಚೀ ಹುಚ್ಚಪ್ಪ, ಯಾರು ಹೇಳಿದರು ಹಾಗೆಂದು? ಅಲ್ಲ, ನಾವು ಅಣ್ಣ ತಮ್ಮಂದಿರಲ್ಲ, ರಾಜವೈರಿಗಳು, ರಾಜ್ಯದಾಹವುಳ್ಳವರು.
1: ಚಿಕ್ಕಪ್ಪನ ಬಣ್ಣ ಮಾತುಗಳಿಗೆ ಬಲಿಯಾಗಿ ದುಡುಕಿ ಕೆಟ್ಟು ಬಿಟ್ಟೆ. ಹೆತ್ತ ತಾಯಿಯನ್ನು ಬಲಿ ತೆಗೆದುಕೊಂಡೆ. ನಾನು ಮಾತೃದ್ರೋಹಿ. ಒಡ ಹುಟ್ಟಿದ ಸಹೋದರನಿಗೆ ಎದುರಾದೆ. ನಾನು ಭ್ರಾತೃದ್ರೋಹಿ. ಒಂದಾಗಿದ್ದ ಸಾಮ್ರಾಜ್ಯವನ್ನು ಒಡೆಯ ಬಯಸಿದೆ. ನಾನು ಸಾಮ್ರಾಜ್ಯ ದ್ರೋಹಿ. ಈ ದ್ರೋಹಿಯನ್ನು ಕ್ಷಮಿಸು ಸಹೋದರ.
0: ಸಹೋದರ? ನಿನಗಿಂದು ನೆನಪಾಯಿತೆ ಸಹೋದರನೆಂಬುದು. ಹೆತ್ತ ತಾಯಿ ನಿನ್ನ ಚಿಂತೆ ಹಿಡಿದು ಸತ್ತಾಗ ಶವ ಸಂಸ್ಕಾರಕ್ಕೆ ಬಾರದ ನೀನು ನರ್ತಕಿಯ ಸಹವಾಸದಲ್ಲಿದ್ದಾಗ ನಿನಗೆ ತಾಯಿಯೇ ನೆನಪಾಗಲಿಲ್ಲವೇ?
1: ಹೌದಣ್ಣ, ನಾನು ಮಾತೃದ್ರೋಹಿ, ಭ್ರಾತೃದ್ರೋಹಿ, ಸಾಮ್ರಾಜ್ಯ ದ್ರೋಹಿ.
0: ವಿಷ್ಣುವರ್ಧನ, ನಿನಗೆ ಸಿಂಹಾಸನ ಬೇಕು. ಹೌದು, ತೆಗೆದುಕೋ, ತೆಗೆದುಕೋ ಈ ಸಾಮ್ರಾಜ್ಯದ ಸಿಂಹಾಸನವನ್ನು. ನನಗೆ ನನಗೆ ನನ್ನ ತಾಯಿಯನ್ನು ಕೊಡು.
1: ಅಣ್ಣ, ಅಣ್ಣ ಪುಲಕೇಶಿ, ನನಗೆ ಪಶ್ಚಾತ್ತಾಪವಾಗಿದೆ, ಕ್ಷಮಿಸು, ಕ್ಷಮಿಸು.
0: ಆಯಿತು, ಈಗಲಾದರೂ ನಿನಗೆ ಬುದ್ಧಿ ಬಂದಿತೋ ಅಥವಾ ಬೇರೆ ಯಾವುದರೂ ನಾಟಕವಾಡಲು ಬಂದಿರುವೆಯೋ?
1: ಅಣ್ಣ, ಈ ದೇಹವನ್ನೇ ಸೀಳಿ ಹೃದಯವನ್ನೇ ಕೇಳು. ಇನ್ನೆಂದಿಗೂ ಹೀಗೆ ಮಾಡಲಾರೆ. ಈಗಾದ ಮಹಾಪ್ರದಕ್ಕೆ ಕ್ಷಮಿಸೋಣ.
0: ಹೇಳು ಹೇಳು. ಆದ ಕಹಿ ಘಟನೆಗಳನ್ನು ಮರೆಯೋಣ, ಮತ್ತೆ ಒಂದಾಗಿ ಬಾಳೋಣ.
1: ಅಣ್ಣ,
0: ವಿಷ್ಣುವರ್ಧನ, ನಾನು ನಾಳೆಯೇ ಕಂಚಿಯ ಪಲ್ಲವರಿಗೆ ಎದುರಾಗಿ ಯುದ್ಧಕ್ಕೆ ತೆರಳುತ್ತೆ. ನೀನು ವೆಂಗಿಮಂಡಲದಲ್ಲಿ ರಾಜ್ಯಭಾರ ಮಾಡಲು ಸಿದ್ಧನಾಗು.
1: ನಿನ್ನಾಜ್ಞೆಯಣ್ಣ.
2: ಸಾಮ್ರಾಟ್ ಹರ್ಷವರ್ಧನ ಮಹಾಪ್ರಭುಗಳಿಗೆ ವಂದಿಸುವೆನು.
3: ಓ ಬಂಡಿಕುಮಾರ, ಬರಬೇಕು ಬರಬೇಕು.
2: ಪ್ರಭುಗಳು ಕರೆಸಿದ ಕಾರಣ?
3: ನಾವೀಗ ನಮ್ಮ ಸಾಮ್ರಾಜ್ಯದ ವಿಸ್ತರಣೆ ವಿಚಾರದಲ್ಲಿರುವೆವು.
2: ಉತ್ತರ ಭಾಗದ ಅಧಿಪತಿಗಳಾದ ತಾವು ಮತ್ತೆ ಎತ್ತಣ ದಿಕ್ಕಿಯ ಸಾಮ್ರಾಜ್ಯವನ್ನು ವಿಸ್ತರಿಸುವಿರಿ?
3: ದಕ್ಷಿಣದತ್ತ.
2: ದಕ್ಷಿಣದತ್ತವೇ? ಈಗಾಗಲೇ ದಕ್ಷಿಣದಲ್ಲಿ ಚಾಲುಕ್ಯ ಸಾಮ್ರಾಟ್ ಇಮ್ಮಡಿ ಪುಲಿಕೇಶಿಯು ಮಾಂಡಲಿಕ ಸಾಮಂತರನ್ನು, ಪ್ರಬಲವಾದ ಪಲ್ಲವರನ್ನು ಸೋಲಿಸಿದ್ದಾನೆ. ದಕ್ಷಿಣ ಪದೇಶ್ವರನ ಬದ್ದು ಪಡೆದು ವಿಜಯದ ವೈಭವದಲ್ಲಿದ್ದಾನೆ.
3: ಆತನು ದಕ್ಷಿಣ ಪತೇಶ್ವರನಾದರೆ ನಾನು?
2: ತಾವು ಉತ್ತರಾಪತೇಶ್ವರರು.
3: ಹೌದು, ಹಾಗಾದರೆ ಉತ್ತರ ದಕ್ಷಿಣ ಎರಡಕ್ಕೂ ನಾನು ಏಕೈಕ ಚಕ್ರೇಶ್ವರನಾಗಬೇಕು.
2: ಅಂದರೆ ಪುಲಿಕೇಶಿಯೊಂದಿಗೆ ಯುದ್ಧದ ನಿರ್ಧಾರವೇ?
3: ಹೌದು, ನನ್ನ ನಿರ್ಧಾರಗಳಲ್ಲಿ ಎರಡು ಗುರಿ. ನಮ್ಮ ಬಂಧುವಾಗಿದ್ದ ವಲ್ಲಭೆಯ ದೊರೆ ಧ್ರುವಸೇನರನ್ನು ಪದಚ್ಯುತನನ್ನಾಗಿ ಮಾಡಿದ ಸೇಡು ತೀರಿಸಿಕೊಳ್ಳುವುದು ಮೊದಲ ಗುರಿ, ಏಕೈಕ ಚಕ್ರೇಶ್ವರನಾಗುವುದು ಎರಡನೇ ಗುರಿ.
2: ಹಾಗಾದರೆ ಸೈನ್ಯದ ಸಿದ್ಧತೆಗೈಯಲು ದಂಡನಾಯಕರಿಗೆ ತಿಳಿಸುವೆ?
3: ತಿಳಿಸಿ. ಈ ದಿನವೇ ನಮ್ಮ ಯುದ್ಧ ಯಾತ್ರೆ ಪ್ರಾರಂಭವಾಗಲಿ. ನರ್ಮದಾ ನದಿಯ ದಡದಲ್ಲಿ ನಮ್ಮ ಸೈನ್ಯ ಬೀಡು ಬಿಡಲಿ.
2: ಒಳ್ಳೆ ಪ್ರಭು.
3: ನಾನು ಉತ್ತರ ಭಾರತದ ಚಕ್ರಾಧಿಪತಿ ಉತ್ತರಾಪಥೇಶ್ವರ, ಪುಲಕೇಶಿ ದಕ್ಷಿಣ ಭಾರತದ ಚಕ್ರಾಧಿಪತಿ ದಕ್ಷಿಣಾಪಥೇಶ್ವರ. ಆ ಪುಲಕೇಶಿಯನ್ನು ನಾನು ಪತನಗೊಳಿಸಲೇಬೇಕು. ಕಣೋಜದ ಈ ಹರ್ಷವರ್ಧನ ಏಕಚಕ್ರೇಶ್ವರನಾಗಿ ಮೆರೆಯಲೇಬೇಕು.

0: ಪಥೇಶ್ವರ ಇಮ್ಮಡಿ ಪುಲಿಗೇಶಿಯವರಿಗೆ, ದಕ್ಷಿಣ ಪಥೇಶ್ವರ ಇಮ್ಮಡಿ ಪುಲಿಗೇಶಿಯವರಿಗೆ, ದಕ್ಷಿಣ ಪಥೇಶ್ವರ ಇಮ್ಮಡಿ ಪುಲಿಗೇಶಿಯವರಿಗೆ.
1: ಪ್ರಿಯ ಪ್ರಜೆಗಳೇ, ನಮ್ಮ ಕನ್ನಡ ನಾಡಿನ ಕಣ್ಮಣಿ ಕರ್ನಾಟಕ ಚಕ್ರೇಶ್ವರ ಚಾಲುಕ್ ಸಾಮ್ರಾಟ್ ಇಮ್ಮಡಿ ಪುಲಕೇಶಿಯವರು ಕಂಚಿಯ ಪಲ್ಲವರನ್ನು ಸೋಲಿಸಿ ದಕ್ಷಿಣ ಪಥೇಶ್ವರರೆಂಬ ಬಿರುದಿಗೆ ಪ್ರಾಪ್ತರಾಗಿರುವರು. ದಕ್ಷಿಣದ ದೊರೆಗಳಾದ ಲಾಟ, ಕೋಸಳ, ಕೇರಳ, ಮಾಳವ, ವಲ್ಲಭೆ, ಗುರ್ಜರು ಸೋತು ಶರಣಾಗತರಾಗಿದ್ದಾರೆ.

0: ಈಗ ಇಡೀ ದಕ್ಷಿಣಾಪಥಕ್ಕೆ ಪುಲಕೇಶಿಗಳೇ ಪ್ರಭುಗಳು, ದಕ್ಷಿಣಾಪಥೇಶ್ವರರು. ಇಂಥ ಸನ್ಮಿತ್ರನ ಚರಿತ್ರೆಯನ್ನು ನಾನು ಬರೆಯುವೆ.
1: ಮಿತ್ರ ರವಿಕೀರ್ತಿ,
2: ಪ್ರಭು
1: ನೀವು ನಮ್ಮ ಸಾಮ್ರಾಜ್ಯದ ಕವಿ ಚಕ್ರವರ್ತಿಯಪ್ಪ. ಹ, ಸಹೋದರ ವಿಷ್ಣುವರ್ಧನ,
3: ಅಣ್ಣ
1: ನೀನು ವೆಂಗಿಮಂಡಲಕ್ಕೆ ಹೋಗಬೇಕು.
3: ಆಯ್ತಣ್ಣ.
1: ಸಹೋದರ ಜಯಸಿಂಹ, ನೀನು ಸ್ವಳಂಬವಾಡಿಗೆ ತೆರಳಬೇಕು. ಅಲ್ಲಿಯ ಆಡಳಿತ ನಿರ್ವಹಣೆ, ರಾಜ್ಯಭಾರ, ರಾಜ್ಯ ರಕ್ಷಣೆ ನಿಮ್ಮದೇ. ನಾವಿನ್ನು ಕನೋಜದ ಹರ್ಷವರ್ಧನನ್ನು ಎದುರಿಸಲು ಸನ್ನದ್ಧರಾಗುವೆವು.
0: ಮಿತ್ರ, ಕಣೋಜದ ಹರ್ಷವರ್ಧನನೇ?
1: ಹೌದು.
0: ಆತ ಮಹಾಕವಿ, ಈ ಯುದ್ಧಕ್ಕೆ ಹೇಗೆ ಮುಂದಾದ?
1: ಯಾಕೆ ರವಿಕೀರ್ತಿ, ಕವಿಗಳಾದವರು ಕಲಿಗಳಲ್ಲವೇ?
0: ಛಛೆ, ಹಾಗೇನಿಲ್ಲ. ಆ ಮಹಾಕವಿಯನ್ನೆದುರಿಸಲು ನಾನು ಯುದ್ಧಕ್ಕೆ ಬರುವೆ.
1: ಬಾ ಮಿತ್ರ, ನಿನ್ನಲ್ಲಿ ಕಲಿತ್ವ, ಕವಿತ್ವ, ಕಲಾತ್ವಗಳಿವೆ. ನೀನಿದ್ದರೆ ನಾನು ಸಂತೋಷವೇ.
0: ಪ್ರಭು ಚಿತ್ತ.
1: ಇದೋ ನಮ್ಮ ದಂಡು ಉತ್ತರದ ನರ್ಮದಾ ನದಿಯತ್ತ ಸಾಗಲಿ.

0: ಪ್ರಭುಗಳು ಏಕಾಂತದಲ್ಲಿ ಏನನ್ನೋ ಯೋಚಿಸುವಂತಿದೆ.
1: ಬನ್ನಿ ಬಂಡಿಕುಮಾರರೇ. ಹಾ, ಈ ಮೊದಲೇ ನಿರ್ಧರಿಸಿದಂತೆ ದಕ್ಷಿಣಾಪತಿ ಚಾಲುಕ್ಯ ಪುಲಕೇಶಿಯನ್ನು ಸೋಲಿಸಿ ಉತ್ತರ ದಕ್ಷಿಣ ಎರಡಕ್ಕೂ ಏಕೈಕ ಚಕ್ರಾಧಿಪತಿಯಾಗಬೇಕೆಂಬ ನನ್ನ ನಿರ್ಧಾರ ಯಾಕೋ ಕಾರ್ಯಾಚರಣೆಗೆ ಮುಂದಾಗಲಲ್ಲ.
0: ಹರ್ಷವರ್ಧನ ಪ್ರಭುಗಳೇ, ನರ್ಮದಾ ನದಿಯ ಈಚೆ ದಡದಲ್ಲಿ ನಮ್ಮ ಸೈನ್ಯವಿದೆ, ಆಚೆಯ ದಡದಲ್ಲಿ ಪುಲಿಕೇಶಿಯ ಸೈನ್ಯ ಬೀಡು ಬಿಟ್ಟಿದೆ. ಈಗ ಉಭಯ ಪಡೆಯ ಸೈನಿಕರು ಯುದ್ಧ ಪ್ರಾರಂಭವಾಗುವುದೇ ಕಾಯುತ್ತಿದ್ದಾರೆ.
1: ಬಂಡಿಕುಮಾರರೇ, ಉತ್ತರ ದಕ್ಷಿಣ ಎರಡಕ್ಕೂ ಏಕೈಕ ಚಕ್ರಾಧಿಪತಿಯಾಗಬೇಕೆಂಬ ವಿಚಾರದಿಂದ ಈ ಯುದ್ಧ ಹೂಡಿದೆ. ಹಾ ಸರಿ, ಆದರೆ ಈಗ ನನ್ನ ಮನಸ್ಸಿನಲ್ಲಿ ಬದಲಾವಣೆಗಳಾಗಿವೆ. ನಾನು ಏಕೈಕ ಚಕ್ರಾಧಿಪತಿಯಾಗಲು ಯುದ್ಧ ಹೂಡಿ ಸಾವಿರಾರು ಸೈನ್ಯ ಜೀವಹರಣ ಮಾಡುವುದೇಕೆ? ಬೇಡ, ನನಗಾಗಿ ರಕ್ತದ ಕಾಲುವೆ ಹರಿಯಬೇಕೆ? ಛೇ, ಕೋಮಲ ಕವಿಹೃದಯದ ಸಾಮ್ರಾಟನಾದ ನಾನು ಈ ಮಾನವ ಜೀವಿಗಳ ಸಂಕಷ್ಟವನ್ನು ಅರಿಯದಾದನೆ? ನನ್ನ ಸಲುವಾಗಿ ಈ ಜೀವಹರಣ ಬಯಸಲಾರೆ. ಈ ಯುದ್ಧ ಬುದ್ಧಿಗೇಡಿಗಳ ಯುದ್ಧ. ಎಲ್ಲ ಛಲ ಬಲ ಗೆಲುವುಗಳಿಗಾಗಿಲ್ಲವೇ ಈ ಯುದ್ಧ? ಇವು ನನಗೆ ಬೇಕಾಗಿಲ್ಲ. ಇದು ಎರಡು ವ್ಯಕ್ತಿಗಳ ಯುದ್ಧವಲ್ಲ, ಎರಡು ಶಕ್ತಿಗಳ ಯುದ್ಧ, ಶಕ್ತಿಗಳ ಯುದ್ಧ.
0: ಪ್ರಭುಗಳೇ, ಏನಿದು ನಿಮ್ಮ ಮಾತುಗಳು?
1: ಹೌದು ಬಂಡಿಕುಮಾರರೇ, ನನಗೆ ಮಾನವ ಜೀವ ರಕ್ಷಣೆ ಬೇಕು, ಶಾಂತಿ. ಹರ್ಷನೆಂಬ ಹೆಸರು ಧರಿಸಿದ ನನಗೆ ಸರ್ವರು ಹರ್ಷಚಿತ್ತರಾಗಿರಬೇಕು.
0: ಪ್ರಭುಗಳೇ, ತಾವೀಗ ಸಾಮ್ರಾಟರಲ್ಲ, ಕವಿಗಳು. ಇದು ಕವಿ ಹೃದಯದ
1: ಮಹಾಮಾನವತಾವಾದಿಗಳ ಮಹತ್ವದ ನಿರ್ಧಾರವಿದು. ಎರಡು ಪ್ರಬಲ ಸಾಮ್ರಾಜ್ಯಗಳ ಸಾಮ್ರಾಟರಾದ ನಾವು ಯುದ್ಧ ಬಿಟ್ಟು ಸ್ನೇಹದಿಂದರೆ ಪ್ರಜೆಗಳಿಗೆ ಅದೆಷ್ಟು ಆನಂದ. ಹಾ ಬಂಡಿಕುಮಾರರೇ, ನಾವೀಗ ಯುದ್ಧ ಬಯಸಿಲ್ಲ, ಸ್ನೇಹ ಬಯಸಿರುವೆವು. ನೀವೇ ಹೋಗಿ ಚಾಲುಕ್ಯ ಸಾಮ್ರಾಟನನ್ನು ಸ್ನೇಹ ಸಂಧಿಗಾಗಿ ನಮ್ಮ ಬಿಡಾರಕ್ಕೆ ಬಲು ಗೌರವದಿಂದ ಕರೆತನ್ನಿ.
0: ಪ್ರಭುಚಿತ್ತ.
1: ನನ್ನ ನಿರ್ಧಾರಕ್ಕೆ ಆ ಪುಲಕೇಶಿ ಒಪ್ಪುವನೋ ಇಲ್ಲವೋ, ಕಾದು ನೋಡೋಣ, ಕಾದು ನೋಡೋಣ.
0: ಮಗಳೇ, ಚಾಲುಕ್ಯ ಸಾಮ್ರಾಟರು ತಮ್ಮ ಬಿಡಾರಕ್ಕೆ ಆಗಮಿಸುತ್ತಿದ್ದಾರೆ.
1: ಚಾಲುಕ್ಯ ಸಾಮ್ರಾಟ ದಕ್ಷಿಣಾಪಥೀಶ್ವರ ಸತ್ಯಾಶ್ರಯ ಶ್ರೀ ಶ್ರೀ ಇಮ್ಮಡಿ ಪುಲಕೇಶಿಯವರಿಗೆ ಈ ಹರ್ಷವರ್ಧನನ ಹಾರ್ದಿಕ ಸ್ವಾಗತ, ಹಾರ್ದಿಕ ಸ್ವಾಗತ.
2: ಯುದ್ಧ ಮಾಡಲು ಬಂದು ಖಡ್ಗದ ಮನೆಯೊಂದಿಗೆ ಸ್ವಾಗತಿಸಬೇಕಾದ ಸಾಮ್ರಾಟ್ ಹರ್ಷವರ್ಧನರು ತೆರೆದ ಬಾಹುಗಳಿಂದ ನಮ್ಮನ್ನು ಸ್ವಾಗತಿಸುವರಲ್ಲ, ಆಶ್ಚರ್ಯ.
1: ನಿಜ ಪುಲಕೇಶಿ ಸಾಮ್ರಾಟ್, ನಿಜ. ಮೊದಲು ಯುದ್ಧ ಮಾಡುವ ಉದ್ದೇಶದಿಂದಲೇ ನಾವು ಸಾಮ್ರಾಜ್ಯ ವಿಸ್ತರಿಸಬೇಕು, ಏಕಚಕ್ರೇಶ್ವರನಾಗಬೇಕೆಂಬ ಅಭಿಲಾಷೆಯನ್ನು ಇಟ್ಟುಕೊಂಡಿದ್ದೆ. ಆದರೆ ಯುದ್ಧ ನಿರರ್ಥಕ, ಮಾನವತಾವಾದಿಯಾಗಿ ನಾನು ಪರಿವರ್ತನಾದೆ. ಸೋಲು ಗೆಲುವಿನ ಬಗೆಗೆ ವಿಚಾರಿಸದೆ ನಿನ್ನ ಜೊತೆ ಸ್ನೇಹ ಬೆಳೆಸಲು ಇಚ್ಛಿಸಿದೆ. ಅದಕ್ಕಾಗಿ ತಮ್ಮನ್ನು ಬರಮಾಡಿಕೊಂಡೆವು. ಹಾ, ತಾವು ಬಂದಿರಿ ಮಗೆ, ಸಂತೋಷವಾಗಿದೆ, ಸಂತೋಷವಾಗಿದೆ.
2: ಈ ನಿಮ್ಮ ನಿರ್ಧಾರ ನಿರ್ಮಲವಾದುದೇ?
1: ಹೌದು ಸ್ನೇಹಿತ, ಹೃದಯ ತೆರೆದು ನೋಡು, ನಾನು ನಿರ್ಮಲ ಮನ. ಇದಕ್ಕೆ ಸೂರ್ಯಚಂದ್ರರೇ ಸಾಕ್ಷಿ, ಭೂದೇವಿಗಾಗಿ ಬಡಿದಾಡುವ ಈ ಭೂದೇವಿಯೇ ಸಾಕ್ಷಿ.

0: ನಾವು ನಿಂತ ಈ ಪವಿತ್ರ ನರ್ಮದಾ ಗಂಗೆ ಸಾಕ್ಷಿ.
1: ಸಾಮ್ರಾಟ್ ಹರ್ಷವರ್ಧನ, ನಿಮ್ಮ ನಿರ್ಧಾರವೇ ನನ್ನ ನಿರ್ಧಾರ. ನಾವೀರ್ವರು ಯುದ್ಧಗೈದು ಮುಗ್ಧ ಜೀವಿಗಳನ್ನು ಬಲಿ ಕೊಡುವ ಬದಲಾಗಿ ಶಾಂತಿ ಸ್ನೇಹದಿಂದ ಇರುವುದೇ ಮಾನವತಾವಾದಿಯ ತತ್ವ. ಇಂದಿನಿಂದ ನಾವಿಬ್ಬರೂ ಸ್ನೇಹಿತರು. ಬಾ ಸ್ನೇಹಿತ, ನಮ್ಮಿಬ್ಬರ ಸ್ನೇಹ ಬಂಧ ಉಳಿದವರಿಗೆ ಆದರ್ಶವಾಗಲಿ.
2: ಆಹಾ ಆಹಾ, ಉತ್ತರ ದಕ್ಷಿಣಗಳ ಸಾಮ್ರಾಟರ ಸಂಗಮವೇ ಈ ನರ ಗಂಗಾಸ್ಥಾನ. ಹರ್ಷವರ್ಧನ, ಪುಲಕೇಶಿ, ನಿಮ್ಮಿಬ್ಬರನ್ನು ಪಡೆದ ನಮ್ಮ ನಾಡು ಧನ್ಯವಾಯಿತು.

0: ಶ್ರೀ ಶ್ರೀ ಶ್ರೀ ಇಮ್ಮಡಿ ಪುಲಕೇಶಿ ಸಾಮ್ರಾಟ್ ಬಹುಪರಾಟ್ ಬಹುಪರಾಟ್ ಬಹುಪರಾಟ್.
1: ಪ್ರಭುಗಳೇ, ಪಲ್ಲವರು ಉಪಗೊಂಡು ತಣ್ಣಗಾಗಿದ್ದಾರೆ. ಸಾಮಂತ ಮಾಂಡಲಿಕರ ಸದ್ದಡಗಿದೆ. ಉತ್ತರ ಪಥೇಶ್ವರ ಹರ್ಷವರ್ಧನ ಹಾಗೂ ನಮ್ಮ ಸಾಮ್ರಾಜ್ಯದ ನಡುವೆ ಸುಮಧುರವಾದ ಸಾಂಸ್ಕೃತಿಕ ಸಂಬಂಧವಿದೆ. ವೆಂಗಿಮಂಡಲದಲ್ಲಿ ವಿಷ್ಣುವರ್ಧನರು, ನೊಳಂಬವಾಡಿಯಲ್ಲಿ ಜಯಸಿಂಹರು ಸಮರ್ಥ ಆಡಳಿತ ನಡೆಸಿದ್ದಾರೆ.
2: ನಿಜ.
1: ಸದ್ಯ ಸಾಮ್ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ಇದೆ. ತಮ್ಮ ಆಡಳಿತ ಕ್ರಮ, ಸಾಮ್ರಾಜ್ಯ ನಿಷ್ಠೆ, ಪ್ರಜಾಪ್ರೇಮ, ಕನ್ನಡ ನಾಡಿನ ಕೀರ್ತಿಯನ್ನು ವಿಶ್ವದಾದ್ಯಂತ ಹೊಗಳಲಾಗುತ್ತಿದೆ. ಇಂದಿನ ಸಭೆಗೆ ತಮ್ಮ ಕೀರ್ತಿ ಕೇಳಿ ತಮ್ಮನ್ನು ಕಾಣಲು ಚೀನಾ ದೇಶದಿಂದ ಪ್ರವಾಸಿಗರೊಬ್ಬರು ಬಂದಿದ್ದಾರೆ.
2: ಹೌದೇ? ಹಾಗಾದರೆ ಅವರನ್ನು ಬಲು ಆಗದಿಂದ ಬರಮಾಡಿ
1: ಪ್ರಭು. ಚಿತ್ತ. ಅದು ಬಂದರು ನೋಡಿ ಪ್ರಭುಗಳೇ.
2: ಸ್ವಾಗತ. ಚೀನಾ ದೇಶದಿಂದ ಬಂದ ನಿಮಗೆ ನಮ್ಮ ಹಾರ್ದಿಕ ಸ್ವಾಗತ. ಕುಳಿತುಕೊಳ್ಳಿ.
3: ವಂದನೆಗಳು, ವಂದನೆಗಳು. ನನ್ನ ಹೆಸರು ವೇನ್ ಚಾಂಗ್. ನಾನು ಪ್ರವಾಸಿ. ನಿಮ್ಮ ಕೀರ್ತಿ ಕೇಳಿ ನಿಮ್ಮನ್ನು ಕಾಣಲು ಬಂದೆ.
2: ಸಂತೋಷ, ಬಹಳ ಸಂತೋಷ. ನಮ್ಮ ನಾಡನ್ನೆಲ್ಲ ಸುತ್ತಿರುವಿರಾ?
3: ಹೌದು, ನನ್ನದು ದೇಶ ದೇಶಗಳನ್ನು ಸುತ್ತುವ ಕೆಲಸ. ನಿಮ್ಮ ನಾಡು ಚೆನ್ನಾಗಿದೆ.
2: ನಮ್ಮ ದೇಶದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು?
3: ಇಲ್ಲಿಯ ಜನರು ಬಹಳ ಪ್ರಾಮಾಣಿಕರು. ಮನೆಯ ಬಾಗಿಲುಗಳಿಗೆ ಬೀಗಗಳನ್ನು ಹಾಕುವುದಿಲ್ಲ. ಪ್ರಜೆಗಳು ಚಾಮಿನಿಟ್. ಚರನು ಬಂದರೆ ರಕ್ಷಿಸುವರು, ಅಪಕಾರ ಮಾಡಿದರೆ ಚಡಿನ ಚಡಿಯಾಗುವರು.
2: ಹೌದು, ಸಾಧುಂಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯರು, ಇದು ನಮ್ಮ ನೀತಿ.
3: ಈ ದೇಶ ಬಹಳ ಬೆಲೆಯುಳ್ಳದು. ನಿಮ್ಮ ಚೈನಾ ಬಲು ದೊಡ್ಡದು. ರಾಜನನ್ನು ಜನತೆ ದೇವರೆಂದು ತಿಳಿಯುತ್ತಾರೆ.
2: ಸಂತೋಷ, ಬಹಳ ಸಂತೋಷ. ನೀವು ನಮ್ಮ ಅತಿಥಿಗಳು. ನಿಮಗಿಷ್ಟ ಬಂದಷ್ಟು ದಿನ ನಮ್ಮ ರಾಜ್ಯದಲ್ಲಿ ಸಂಚರಿಸಿರಿ.
3: ಧನ್ಯವಾದಗಳು, ಧನ್ಯವಾದಗಳು. ನಾನು ನನ್ನ ಅನುಭವಗಳನ್ನು ನನ್ನ ದಿನಚರಿಯಲ್ಲಿ ಬರೆದಿಡುವೆ.
2: ನೀವಿನ್ನು ನಮ್ಮ ಅತಿಥಿ ಗೃಹದಲ್ಲಿ ವಿಶ್ರಾಂತಿ ಪಡೆಯಿರಿ. ಮತ್ತೆ ತಮ್ಮನ್ನು ಕಾಣುವೆ.
3: ವಂದನೆಗಳು, ವಂದನೆಗಳು.
2: ರವಿಕೀರ್ತಿ.
1: ಪ್ರಭು.
2: ಇಂದಿನ ಕಲಾಪಗಳೇನು?
1: ಪ್ರಭು, ತಮಗೆ ಆಯಾಸವಾದಂತಿದೆ, ಸಭೆಗೆ ವಿರಾಮ ಹೇಳೋಣವೇ?
2: ಏನಿಲ್ಲ, ಏನಿಲ್ಲ, ಸಭೆ ಮುಂದುವರಿಯಲಿ.
1: ಪ್ರಭು, ಇರಾನದ ದೊರೆ ಇಮ್ಮಡಿ ಕಶ್ರೋಝಾರ್ ಅವರು ಸ್ನೇಹ ಬಯಸಿ ತಮ್ಮ ರಾಯಭಾರಿ ಮೂಲಕ ಪತ್ರ ಬರೆದು ಕಳಿಸಿದ್ದಾರೆ. ಹಾಗೆ ಸಹಾಯವನ್ನು ಯಾಚಿಸಿದ್ದಾರೆ.
2: ಅವರ ಸ್ನೇಹವನ್ನು ಒಪ್ಪಿರಬೇಕು. ನಮ್ಮ ಕೈಲಾದ ಸಹಾಯ ಸಹಕಾರಗಳಿಗೆ ನಾವು ಸಿದ್ಧ. ಅವರಿಗೆ ಉತ್ತರ ಕಳಿಸಿರಿ.
1: ಆಗಲಿ ಪ್ರಭು. ದೇಶ ವಿದೇಶಗಳಲ್ಲಿ ಈ ಕನ್ನಡ ನಾಡಿನ ಕೀರ್ತಿ ಇದೆ. ಪರಮೇಶ್ವರ ಪುಲಕೇಶಿಯ ಕೀರ್ತಿ ಜಗದ್ವ್ಯಾಪಿಯಾಗಿದೆ.

ಉಮ್ಮಡಿ ಪುಲಕೇಶಿ ನಾಟಕ ಕೇಳಿದಿರಿ. ರಚನೆ ಡಾಕ್ಟರ್ ಮೃತ್ಯುಂಜಯ ಹೊರಕೇರಿ. ನಿರ್ದೇಶನ ಪ್ರಭಾ ಸಿರೂರ್. ಪಾತ್ರ ಪರಿಚಯ: ರಾಜಮಾತೆ ಪದ್ಮಜಾ ಹುಯಿಲ್ಗೋಳ್, ಇಮ್ಮಡಿ ಪುಲಕೇಶಿ ಪ್ರಭುಸ್ವಾಮಿ ಮಳಿಮಠ್, ವಿಷ್ಣುವರ್ಧನ ರಾಜು ನದಾಫ್, ಮಂಗಳೇಶ ಸಿದ್ದರಾಜ್ ಕಲ್ಯಾಣ್ಕರ್, ರವಿಕೀರ್ತಿ ವೆಂಕಟೇಶ್ ವಾಸನದ್, ಹರ್ಷವರ್ಧನ ಚಂದ್ರಶೇಖರ್ ಎಂ ವಡಗೇರಿ, ಭಂಡಿಕುಮಾರ ಮಹಾವೀರ್ ಬಾಬು ಕಾಸರ್, ಹುಯೆನ್ ಸಾಂಗ್ ಟಿಎಂ ಯಲಗೋಡ.

0: ಡಿಟಿಹೆಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ.
1: ಆಕಾಶವಾಣಿ ಸಮ್ಮುಖ. ಇಂದಿನ ಸಮ್ಮುಖದಲ್ಲಿ ಕೇಳಿ ಹಿರಿಯ ರಂಗ ಕಲಾವಿದರಾದ ರಮಾನಂದ್ ಹಿರೇಜೇವರ್ಗಿ ಅವರೊಂದಿಗೆ ಸಂದರ್ಶನ. ಇವರನ್ನ ಸಂದರ್ಶಿಸುವವರು ಲಕ್ಷ್ಮೀಕಾಂತ್ ಪಾಟೀಲ್.
2: ಆತ್ಮೀಯ ಕೆಳಗರೆ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಸಮ್ಮುಖ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತ ಸ್ವಾಗತ. ಇಂದು ಸಮ್ಮುಖದಲ್ಲಿ ಈ ಭಾಗದ ಹಿರಿಯ ಕಲಾವಿದರೊಬ್ಬರು ನಮ್ಮ ಜೊತೆ ಇರ್ತಾರೆ. ಅವರ ಅನುಭವದ ಮಾತುಗಳನ್ನ, ಅವರ ಬದುಕಿನ ಅನುಭವ, ಕಲೆಯ ಅನುಭವವನ್ನ ಇವತ್ತು ನಮಗೆ ತಿಳಿಸಿಕೊಡ್ಲಿಕ್ಕಿದ್ದಾರೆ. ಅಫ್ಜಲ್ಪುರ್ ತಾಲೂಕಾ ಹಿರೇಜೇವರ್ಗಿ ಗ್ರಾಮದ ಶ್ರೀಯುತ ರಮಾನಂದ್ ಹಿರೇಜೇವರ್ಗಿ ಅವರು. ರಮಾನಂದ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
3: ನಮಸ್ಕಾರ.
2: ಈಗ ನೀವು ಒಬ್ಬ ಬಹುಮುಖ ಪ್ರತಿಭೆ ಅಂತಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತಂದ್ರೆ ನಿಮ್ಗೆ ಯಾರ್ಯಾರು ಪರಿಚಯ ಯಾರ ಅವರಿಗೆಲ್ಲ ಗೊತ್ತದ ರಮಾನಂದ್ ಹಿರೇಜೇವರ್ಗಿ ಅವರು ಏನೇನು ಮಾಡ್ತಾರಂತೇಳಿ, ಯಾವ್ಯಾವ ಕಲೆ ಅವ್ರ ಹತ್ರ ಅದ, ಏನೇನು ಕೆಲಸಗಳನ್ನು ಅವ್ರು ಮಾಡ್ತಾರ ಅನ್ನುವಂಥದ್ದು. ಆದರೂ ಕೂಡ ನಮ್ಮ ಆಕಾಶವಾಣಿ ಕೇಳೋರಿಗೆ ನೀವು ನಿಮ್ಮಲ್ಲಿರುವಂತಹ, ನೀವು ಮಾಡುವಂತಹ ಈ ಕಲೆಗಳು ಏನೇನಂತ ಒಂದ್ಸಲ ಪರಿಚಯ ಮಾಡಿಕೊಡ್ರಲ್ಲ.
3: ನಾನು ಮೂಲ ಹೆಸರು ರೇವಣ ಸಿದ್ದಪ್ಪ ಯರಪ್ಪ ಮಾರಿ ಪಾಟೀಲ್. ಕಾವ್ಯನಾಮ ರಮಾನಂದ ಇಟ್ಟುಕೊಂಡಿದ್ದು. ನಾನು ಸುಮಾರು ಹುಟ್ಟಿದ 10ನೇ ವರ್ಷದಿಂದಲೇ ನಾನು ಕಲಾಕ್ಷೇತ್ರದಲ್ಲಿ ಧುಮುಕಿದೆ. ನನ್ನ ಶಿಕ್ಷಣ SSC 11ನೇ ವರೆಗೆ ಮ್ಯಾಟ್ರಿಕ್ ಅಂತೀರ ಆ ಟೈಮ್. ಅದ ನಂತರ ತಲೆಯಲ್ಲಿ ಕಲಿಯೇ ಉಳಿದಿರುವುದರಿಂದ ಅದರ ಕಡೆ ಗಮನ ಕೊಡಲಿಲ್ಲ, ಶಿಕ್ಷಣದ ಕಡೆ. ಟೈಪ್ ರೈಟಿಂಗ್ ಸೀನಿಯರ್ ಕೂಡ ಮಾಡಿದೆ ಇಂಗ್ಲಿಷ್. ಆದರೂ ನಾನು ವಿಶೇಷವಾಗಿ ಯಾರಿಗೂ ಮಾಲಕಾಗೋದಿಲ್ಲ, ಯಾರಿಗೂ ಮಾಲಕ ಅನ್ನೋದಿಲ್ಲ ಒಂದು ತತ್ವ ಸಲುವಾಗಿ ನಾನು ಕಲಾಕ್ಷೇತ್ರದಲ್ಲಿ ಉಳಿಯಬೇಕಾಯ್ತು.
2: ಅಂದ್ರೆ ನೀವು 10ನೇ ವಯಸ್ಸಿಗೆ ನಿಮಗೊಂದು ಪ್ರೇರಣೆ ಆಯ್ತು. ನಾವು ಒಬ್ಬ ಕಲಾವಿದ ಆಗ್ಬೇಕು ಅಂತ
3: ಆಗ್ಬೇಕು.
2: ಮುಂದೆ ನೀವು ಈಗಿನ ನಾವೇನು SSLC ಅಂತೀವಿ ಅಂದ್ರೆ 10ನೇ ತರಗತಿವರೆಗೆ ನೀವು ವಿದ್ಯಾಭ್ಯಾಸ ಮಾಡಿ ಮುಂದೆ ಕಂಟಿನ್ಯೂ ಮಾಡಲಿಲ್ಲ. ಹೆಂಗ ಅನಿಸ್ತು ನಿಮಗ, ಅಂದ್ರೆ ನೀವು 10ನೇ ವಯಸ್ಸಿನಾಗ ನಿಮ್ಗೆ ನಿಮ್ಮನ್ನ ನೀವು ಹೆಂಗ್ ಗುರ್ತು ಹಿಡ್ಕೊಂಡ್ರಿ, ನಾ ಒಬ್ಬ ಕಲಾವಿದ ಅಂತ ಏನ್ ಮಾಡಿದ್ರಿ ಅವಾಗ?
3: ಅವಾಗ ನಾನು ರವೇದ ಉಂಡೆ ನಾಟಕದಲ್ಲಿ ಮಾಸ್ಟರ್ನ ಪಾತ್ರ ಆಗಿದ್ದೆ ಶಾಲೆಯಲ್ಲಿ. ಅಲ್ಲಿ ಶಾಲೆಯ ಗುರುಗಳು ಆ ಮಾಸ್ಟರ್ನ ಪಾತ್ರ ಅಭಿನಯ ನೋಡಿ ಶಬಾಸಿಗಿರಿ ಕೊಟ್ಟರು ನನಗೆ.
2: ಸರ್ ಅವರು
3: ಸರ್
2: ನಿಮ್ ಗುರುಗಳು?
3: ನಮ್ಮ ಗುರುಗಳು.
2: ಹೆಸರು ಹೇಳ್ಬಹುದು ಅವ್ರ ನೆನಪದ?
3: ಅವರ ಮೊಹಮ್ಮದ್ ಅಂತೇಳಿ ಗುರುಗಳು.
2: ಮೊಹಮ್ಮದ್ ಅಂತೇಳಿ ನಿಮ್ ಗುರುಗಳು?
3: ಗುರುಗಳು. ಅದೇ ಅವರ ಆಶೀರ್ವಾದವೇ ನನಗೆ ಕಲೆಯನ್ನಾಗಿ ಮಾಡಿತು.
2: ಅಂದ್ರೆ ಅವರವತ್ತು ನಿಮ್ಮನ್ನ ಗುರುತಿಸಿ, ನಿಮ್ಮ ಕಲೆಯನ್ನ ಮೆಚ್ಚಿ, ನಿಮ್ಮ ಪ್ರತಿಭೆಯನ್ನು ಗುರುತಿಸಿ ನಿಮ್ಗೊಂದು ಶಬಾಸಗಿರಿ ಕೊಟ್ಟಿದ್ದು ಮುಂದೆ ನೀವೊಬ್ರು ಕಲಾವಿದರಾಗ್ಲಿಕ್ಕೆ ಒಂದು ಪ್ರೇರಣೆ ಆಯ್ತಂತೆ.
3: ಪ್ರೇರಣೆ.
2: ಮತ್ತೆ ಅಲ್ಲಿಂದ ಮುಂದೆ ನಾಟಕ ಆದ್ಮೇಲೆ?
3: ಅಲ್ಲಿಂದ ಮುಂದೆ ನಾ ಅಭಿನಯ ಮಾಡಲು ಪ್ರಾರಂಭಿಸಿದೆ. ಸುಮಾರು 100 ನಾಟಕದಲ್ಲಿ ಇಲ್ಲಿಯವರೆಗೆ ಹೀರೋ ಪಾತ್ರ ಅಭಿನಯ ಮಾಡಿದವನು.
2: ಅಂದ್ರೆ ಇವು ಸಾಮಾಜಿಕ ನಾಟಕ?
3: ಸಾಮಾಜಿಕ ನಾಟಕ. ಪೌರಾಣಿಕದಾಗರೆ ವಿಶೇಷವಾಗಿ ಮಾಡಿಲ್ಲ, ಸೋಷಿಯಲಿಸ್ಟ್ ಡ್ರಾಮಾಗಳೇ ಹೆಚ್ಚು. ಮತ್ತು ಗುಬ್ಬಿ ವೀರಣ್ಣವರ ಕಂಪನಿ, ಮೈಸೂರು ಉದಯ ಕಲಾಮಂಡಳಿ, ಹಿಂಗೆಲ್ಲ ಸರ್ವಿಸ್ ಕಂಪನಿಯಲ್ಲೂ ಕೂಡ ಪಾತ್ರ ನಿರ್ವಹಿಸಿದೆ.
2: ಈಗ ರಮಾನಂದ್ ಅವರೇ, ಬಹಳ ಕುತೂಹಲ ಆಗ್ತದೆ, ಯಾಕಂದ್ರೆ ನೀವು 10ನೇ ವಯಸ್ಸಿಗೆ ನೀವು ಶಾಲೆಯಲ್ಲಿ ಆರಂಭ ಮಾಡಿದ್ರಿ. ಏನೇನು ಮಾಡಿದ್ರಿ ಅಂದ್ರೆ ನಿಮ್ಮ ವಿದ್ಯಾಭ್ಯಾಸ?

0: ಕಲಿಯಲ್ಲಿ ಕಲಿಯೇ ಬೆಳೆದಿರುವುದರಿಂದ ಆ ಕಲಾರಾಧಕನಾಗಲು ಹವಣಿಸಿದೆ. ಮುಂದೆ ನಾನು ನಾಟಕಗಳನ್ನು ಬರೆಯಲು ಪ್ರಾರಂಭಿಸುತ್ತ ನಟನೆ ಮಾಡುವುದು ಕೂಡ ಹುಟ್ಟುತ್ತಲೇ ಬಂದಂತಹದು. ಈ ಒಂದು ರೀತಿಯಿಂದ ಬೆಳೆಯುತ್ತಾ ನನ್ನ ವಯಸ್ಸಿನ ಅನುಗುಣವಾಗಿ 15-20 ವರ್ಷದೊಳಗಾಗಿ ನಾನು ಸುಮಾರು ನಾಟಕಗಳನ್ನು ಬರೆದೆ ಮತ್ತು ಅಭಿನಯ ನೀಡಿದೆ.
1: ಆತ್ಮೀಯ ಕೇಳುಗರೆ, ಇವತ್ತು ಸಮ್ಮುಖದಲ್ಲಿ ನಮ್ಮ ಜೊತೆ ಹಿರಿಯ ಕಲಾವಿದರಾದಂತ ರಮಾನಂದ್ ಹಿರೇಜವರ್ಗಿ ಅವರು ನಮ್ಮ ಜೊತೆ ಇದ್ದಾರೆ. ಅವರ ಕಲೆಯ ಬದುಕಿನ ಒಂದು ಅನುಭವಗಳನ್ನ ನಮ್ಮ ಜೊತೆ ಹಂಚಿಕೊಳ್ತಾ ಇದ್ದಾರೆ. ಈಗೊಂದು ಹಾಡನ್ನ ಕೇಳ್ಕೊಂಡ್ಬರೋಣ. ಹಾಡಿನ ನಂತರ ಮತ್ತೆ ಸಮ್ಮುಖ ಮುಂದುವರಿಯಲಿದೆ.

0: ಹಾಡುಗಳ ರಚನೆಕಾರರಾಗಿ ಚುಟುಕು ಸಾಹಿತ್ಯ ಸಾಕಷ್ಟು ವಿವಿಧ ಬಗೆಯ ಪ್ರಕಾರಗಳಲ್ಲಿ ಅವರು ಕೆಲಸ ಮಾಡಿ ತಮ್ಮ ಒಂದು ರಂಗಭೂಮಿ ಸೇವೆ ಇತರ ಸಾಹಿತ್ಯ ಸೇವೆಯನ್ನ ಅವರು ನೀಡ್ತಾ ಇದ್ರೆ ಈ ಭಾಗದಲ್ಲಿ ರಮಾನಂದ್ ಹಿರೇಜಿ ಅವರಿಗೆ ಅಂತಂದ್ರೆ ಸಾಕಷ್ಟು ಜನರಿಗೆ ಚಿರಪರಿಚಿತ. ಈಗ ರಮಾನಂದ್ ಅವರೇ, ನೀವು ಹೇಳ್ತಾ ಇದ್ರಿ ನಮ್ಮ ಊರಲ್ಲಿ ಅಂದ್ರೆ ಹಿರೇಜಿ ಅವರಿಗೆ ಅಲ್ಲಿ ನೀವು 4 ಜನ ಅಣ್ಣತಮ್ಮಂದಿರು, ತಂದೆ ತಾಯಿಯಲ್ಲಿ ಕೃಷಿಕರಾಗಿರುವಂತ ಒಂದು ಕುಟುಂಬದಲ್ಲಿ ಜನಿಸಿ ಅಲ್ಲೇ ವಿದ್ಯಾಭ್ಯಾಸ ಮಾಡಿದ್ರಿ ಅಂತೇಳಿ. ಎಲ್ಲ ಅಫ್ಜಲ್ಪುರ್ನೇ ಕಲ್ತಿರೋ ಎಲ್ಲಿ ಕಲ್ತ್ರಿ?
1: ಅಕ್ಕಲಕೋಟ, ಮಹಾರಾಷ್ಟ್ರ ಭಾಗ ಅಕ್ಕಲಕೋಟದಲ್ಲಿ ಮ್ಯಾಟ್ರಿಕ್ ಮುಗಿಸಿದ್ರಿ.
0: ಅಲ್ಲಿ ಮುಗಿಸಿದ್ರಿ, ಅಲ್ಲಿಂದ ನೀವು ಮುಂದೆ ಓದೋದು ಆಗ್ಲಿಲ್ಲ ನಿಮಗೆ?
1: ಓದೋದಾಗ್ಲಿಲ್ಲ.
0: ಈ ರಂಗಭೂಮಿಗೆ ಫಸ್ಟ್ ಈಗ ಸ್ಕೂಲ್ನಾಗಂತೂ ಒಂದ್ ನಾಟಕ ಮಾಡಿದ್ರಿ, ಈಗ ಸಾಮಾಜಿಕ ದೊಡ್ಡ ದೊಡ್ಡ ನಾಟಕ ಮಾಡುವಂತ ಸಂದರ್ಭ ಹೆಂಗ್ ಓದಕ್ ಬಂತು? ಫಸ್ಟ್ ನಿಮಗೆ ಯಾರು ನಿಮಗ ನಾಟಕ ಮಾಡಪ್ಪ ಅಂತೇಳಿ ಪಾರ್ಟ್ ಕೊಟ್ರು?
1: ನಾವು ಓದುವಾಗ ಗ್ಯಾದರಿಂಗ್ಗಳಲ್ಲಿ ನಾನೇ ಹೀರೋ ಪಾರ್ಟಿ ಮಾಡ್ತಿದ್ದೆ. ಮಾಸ್ಟರ್ ಮಂದಿ ನನ್ನ ಮ್ಯಾಗ ಪ್ರೀತಿ ಇದ್ರು. ಅದಕ್ಕಾಗಿ 8ನೇ 9ನೇ 10ನೇ 11ನೇ ವರ್ಗದವರೆಗೆ ಅಭ್ಯಾಸ ಮಾಡುವಾಗ ಅಕ್ಕಲಕೋಟಿಗೆ ನಾನು ಪ್ರಸಿದ್ಧ ಅನಪಡಿ ಆಯ್ತು. ನನ್ನ ಹೀರೋ ಪಾತ್ರ
0: ನೀವೇ, ನಾಟಕಗಳಲ್ಲಿ ಹೀರೋ ನೀವೇ?
1: ನಾನೇ. ಯಾಕೆ ಇದಕ್ಕೆ ಕಾರಣೀಯ ಭೂತಂದ್ರೆ, ನಮ್ಮ ಸೋದರ ಮಾವು ಕಾಸೇರಾವ್ ಬಸಪ್ಪ ಪೊಲೀಸ್ ಪಾಟೀಲ್ ಅಕ್ಕಲಕೋಟ ತಾಲೂಕದ ಸಭಾಪತಿ ಇದ್ರು. ಅವರು ನಾಟಕ ಕಂಪನಿ ಕಟ್ಟಿದವರು. ಅವರ ಗರಡಿ ಮನೆಯಲ್ಲಿ ನಾನು ಬೆಳೆದವರು.
0: ಅಂದ್ರೆ ವೃತ್ತಿ ರಂಗಭೂಮಿ ಅವರು ಕಟ್ಟಿದ್ರು, ಕಂಪನಿಯನ್ನ ಕಟ್ಟಿದ್ರು ಅವರು.
1: ಹೀಗಾಗಿ ವಿ ವಿ ಪಟ್ಟಣ ಶೆಟ್ಟಿ, ಚಂಪಾವತಿ ಪುರಿ ಇಂಥ ಶ್ರೇಷ್ಠವಾದ ನಟಿಯರು, ಸುಮತಿ ದೇವಿ ಸಿನಿಮಾ ನಟಿ, ಇಂಥವರೆಲ್ಲ ಕರೆಸಿ ನಾಟಕ ಆಡ್ತಿದ್ರು. ಅಂಥವರ ಗರಡಿ ಮನೆಯಲ್ಲಿ ನಾನು ಬೆಳೆದೆ, ಅಲ್ಲಿಂದ ಪ್ರಾರಂಭ ಆಯ್ತು.
0: ಅಂದ್ರೆ ನೀವು ಈಗ ಶಾಲೆ ಕಾಲೇಜುಗಳಲ್ಲಿ ಮಾಡಿದಂತ ನಾಟಕ ಅಂತೂ ಅದೇ ಅದು. ಈಗ ಹೊರಗ ಅಂದ್ರೆ ಸಾಮಾಜಿಕವಾಗಿ ಒಂದು ಕಂಪನಿಯಲ್ಲಿ ಮಾಡಿದಂತ ನಾಟಕ ಪಾತ್ರ, ಅದ್ರ ಬಗ್ಗೆ ಏನಾದ್ರೂ ನೆನಪದನ?
1: ನೆನಪಿದೆ. ಕಂಪನಿ ನಮ್ಮ ಸೋದರ ಮಾವನವರದೇ ನಾಟಕ ಕಂಪನಿ ಇತ್ತು, ಶಂಕರ್ಲಿಂಗ ಪ್ರಾಸಾದಿಕ ಸಂಗೀತ ನಾಟಕ ಕಂಪನಿ. ನಮ್ಮ ಮಾವನವರು ಅವ್ರ ನಾಟಕ ಕಂಪನಿಯಲ್ಲಿ ಹೀರೋ ಪಾತ್ರ ಮಾಡ್ತಿದ್ದೆ. ಅದು ಬಹಳ ಮೆಚ್ಚುಗೆ ಆಯ್ತು. ನಮ್ಮ ಮಾವನವರು ಹೇಳ್ತಿದ್ರು ಹೊರಗೆ, ನಾನ್ ನಮ್ಮ ಅಳನ ಸಲುವಾಗಿ ನಾಟಕ ಕಂಪನಿ ತೆಗಿತೇನೆ ಪ್ರತಿ ವರ್ಷ, ಸಿನಿಮಾ ನಟಿಯರ ಸಲುವಾಗಿ ಅಲ್ಲ, ಸಿನಿಮಾ ನಟಿಯರು ನಾ ಕರೆಸಿ ನಮ್ಮ ಅಳಿಯನ್ನು ಪ್ರಭಾವ ಮಾಡೋ ಸಲುವಾಗಿನೇ ನಾ ಇಂಥ ಕಂಪನಿ ಜೊಕ್ಕೊಂಡು ನಡೆದಿದ್ದ ಅಂತೇಳಿ ಹೇಳ್ತಿದ್ರು.
0: ಅಂದ್ರೆ ನಿಮ್ ಮೇಲೆ ಅಷ್ಟು ಪ್ರೀತಿ ನಿಮ್ಮ ಅವರಿಗೆ, ಅಳೆಯನಲ್ಲಿರುವಂತ ಒಂದು ಪ್ರತಿಭೆ ಎಲ್ರಿಗೂ ಗೊತ್ತಾಗ್ಲಿ ಅಂತೇಳಿ ನಿಮ್ಮನ್ನ ಹೀರೋ ಮಾಡೋ ಸಲುವಾಗಿ ಒಂದು ನಾಟಕ ಕಂಪನಿ ತೆಗೆದಿದ್ರು. ಏನ್ ಅನಿಸ್ತಾ ಅವ್ರ ಬಗ್ಗೆ, ಅವ್ರಿಗೆ ನೆನಪು ಮಾಡ್ಕೋತೀರಾ ಹೆಂಗ?
1: ಅವ್ರಿಗೆ ಪ್ರತಿನಿತ್ಯ ನೆನಪು ಮಾಡ್ಕೋತೀನಿ. ಯಾಕಂದ್ರೆ ಅವರೇ ನಾನು ಗುರು ಅಂತ ನಾ ತಿಳ್ಕೊಂಡವ. ಅವರು ನಾಟಕದಾಗ ಹೀರೋ ಪಾರ್ಟಿ ಮಾಡ್ಕೋತಿ ಅವ್ರ ಕಂಪನಿ ತೆಗೆದಿದ್ರು. ಅವರೊಬ್ರು ಕಲಾವಿದ್ರು. ಈ ಒಂದು ಪರಿಸ್ಥಿತಿಯಿಂದ ನಾವು ನಾಟಕ ಕಂಪನಿ ನಡೆಯಿತು. ಮತ್ತು ಅಲ್ಲಿ ಏನಂದ್ರೆ ಅಕ್ಕಲಕೋಟ ತಾಲೂಕ, ಸೋಲಾಪುರ ಮತ್ತು ಕೆಲವೊಂದು ಗ್ರಾಮಗಳಲ್ಲಿ ದೀಪಾವಳಿಗೆ ಪ್ರಾರಂಭ ಆದ ನಂತರ ಮಳೆಗಾಲದ ತನ ನಾಟಕ ಆಡ್ತಿದ್ರು.
0: ರೆಗ್ಯುಲರ್ ಆಗಿರ್ತಿದ್ರು,
1: ರೆಗ್ಯುಲರ್.
0: ಈಗ ನೀವು ಅಲ್ಲಿಂತೂ ನಿಮ್ಮ ನಟನೆ ಆರಂಭ ಮಾಡಿದ್ರಿ, ಮುಂದೆ ಯಾವ ರೀತಿ ಇದು ಬೆಳ್ಕೊಂಡು ಹೋಯ್ತು? ಅಂದ್ರೆ ನೀವು ಪರಿಪೂರ್ಣ ಅದರೊಳಗೆ ತೊಡಗಿಸಿಕೊಂಡ್ರ ಅಥವಾ ಮತ್ ಬೇರೆ ಏನಾದ್ರೂ ಕೆಲಸ ಏನಾದ್ರು ಮಾಡಿದ್ರು ಹೆಂಗ?
1: ಬೇರೆ ಕೆಲಸ ಅಂದ್ರೆ ಸಿನಿಮಾ ಟಾಕೀಸ್ ಮ್ಯಾನೇಜರ್ ಇದ್ದಾರೆ, ರಾಯಚೂರು ಹನುಮಾನ್ ಟಾಕೀಸ್. ಹನುಮಾನ್ ಟಾಕೀಸ್ ಮ್ಯಾನೇಜರ್ ಇದ್ರು ಕೂಡ ತಲೆಯಲ್ಲಿ ಈ ಕಲಿಯೇ ಉಳಿದಿರುವುದರಿಂದ ಅದೇ ರಾಜೀನಾಮೆ ಕೊಟ್ಟು 2.5 ವರ್ಷ ಕೆಲಸ ಮಾಡಿ ಮತ್ತೆ ರಂಗಭೂಮಿದಾಗೆ ಬಂದೆ.
0: ಅಂದ್ರೆ ಮತ್ ನಾಟಕ ಮಾಡ್ಲಿಕ್ಕೆ ಬಂದ್ರೆ ಅಲ್ಲಿ ಹೋಗೋ ಅವಕಾಶ ಹೆಂಗ್ ಸಿಕ್ತ? ಅಂದ್ರೆ ಅದೇನು ಹೆಂಗ ಮ್ಯಾನೇಜರ್ ಕೆಲಸ ಹೆಂಗ ನೀವು ಪಡ್ಕೊಂಡ್ರಿ?
1: ಅದು ನಮ್ಮ ಸಮೀಪದ ಸಂಬಂಧಿಕರು ಪ್ರೆಸಿಡೆಂಟ್ ಇದ್ರು, ಅವ್ರು ನನಗೆ ಒಯ್ದು ಅಲ್ಲಿ ಇಟ್ರು.
0: ರಾಯಚೂರು ಹನುಮಾನ್
1: ಟಾಕೀಸ್ ಇದು ಹಳೇನೆ ನನಗೆ ಕರ್ಕೊಂಡು ಹೋಯ್ದು ಅಲ್ಲಿ ಇಟ್ಟ.
0: ಅಂದ್ರೆ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಒಂದು ಅವಕಾಶ
1: ಸಿಕ್ತು. ಆದ್ರೆ ಅದ ಕಡೆ ನನಗೆ ಒಲವು ಇರಲಿಲ್ಲ. ಅಲ್ಲಿ ಗೀತಾ ಟಾಕೀಸ್ ಅಂತ ಹೇಳಿ ಅದ ಗೀತಾ ಅಂತ ಹೇಳಿ ಅನ್ನ ಹನುಮಾನ್ ಟಾಕೀಸ್ ಮ್ಯಾನೇಜರ್ ಇದೆ. ಗೀತಾ ಟಾಕೀಸ್ನಲ್ಲಿ ಒಂದು ನಾಟಕ ಅಭಿನಯ ಮಾಡಿದೆ.
0: ನೀವು ಮಾಡಿದ್ರಿ?
1: ನಾ ಮಾಡಿದೆ. ಅದು ಬಹಳ ಫೇಮಸ್ ಆಯ್ತು. ಅದ್ರಾಗ ಇನ್ನೂ ಒಂದೇನು, ನನ್ನ ಅಭಿನಯದಲ್ಲಿ ಮತ್ತಿನ್ನಾದರೂ ಬಂದು ಒಳ್ಳೆಯ ಕಲಾವಿದರು ರಮಾನಂದಕ್ಕಿಂತ ಬೆಸ್ಟ್ ಪಾರ್ಟಿ ಮಾಡಿ ತೋರಿಸಿದ್ದಾದ್ರೆ ದೋಜಿಲ್ ಸರ್ಪಾಸ್ಮಿನ ಆಕ್ಷನ್ ಅಂಡ್ ಪ್ರೋಜ್ ವಿಲ್ ವಿ ಸ್ಟೇಜ್ ಫಾರ್ ಎವರ್ ಎಂದು ಘೋಷಣೆ ಮಾಡಿದೆ.
0: ಏನ್ ಇನ್ನೊಮ್ಮೆ ಹೇಳಿರೋದು?
1: ನಾಟಕ ಕಂಪನಿದಾಗ ಪಾರ್ಟಿ ಮಾಡುವಾಗ ಈ ರಮಾನಂದಕ್ಕಿಂತ ಬೆಸ್ಟ್ ಮಾಡಿ ಪಾರ್ಟಿ ಮಾಡಿ ತೋರಿಸಿದಂತೆ ಯಾರಾದರೂ ಕಲಾವಿದರು ಹೆಮ್ಮೆಯಿಂದ ಬಂದು ರಂಗಭೂಮಿದ ಬಣ್ಣ ಬಳ್ಕೊಂಡು ಪಾರ್ಟಿ ಮಾಡಿದ್ದಾದರೆ ಹತ್ತರದ ರಂಗಭೂಮಿಯನ್ನು ಮರೆತು ಬಿಡುತ್ತೇನೆ ಅಂತೇಳಿ.
0: ಯಾರು ಹೇಳಿದ್ರಿ ಅದು?
1: ನಾನೇ.
0: ಇಂಗ್ಲಿಷ್ನಾಗೆ ಹೇಳ್ರಿ, ಇನ್ನೊಮ್ಮೆ ಹೇಳ್ರಿ, ಹೇಳ್ರಿ.
1: ಅಭಿನಯ ಮಾಡುವಾಗ ರಮಾನಂದಕ್ಕಿಂತ ಬೆಸ್ಟ್ ಪಾರ್ಟಿ ಮಾಡಿ ತೋರಿಸ್ತೇನೆ ಅಂತ ಯಾರಾದರೂ ಬಂದಿದ್ದರೆ ದೋಸ್ ವಿಲ್ ಸರ್ಪಾಸ್ ಮಿನ್ ಆಕ್ಷನ್ ಅಂಡ್ ಪ್ರೋಸ್ ಐ ವಿಲ್ ಲಿವ್ ಸ್ಟೇಜ್ ಫಾರ್ ಎವರ್. ನನ್ನ ಹತ್ತರದ ರಂಗಭೂಮಿಯನ್ನು ಮರೆತು ಬಿಡುತ್ತೆ.
0: ಸವಾಲ್ ಹಾಕ್ಬಿಡ್ರಿ,
1: ಸವಾಲ್ ಹಾಕಿ
0: ಅಂದ್ರ ಅಷ್ಟು ನಿಮ್ಗೆ ಆತ್ಮವಿಶ್ವಾಸ ಇತ್ತು, ನಾ ಚಂದ ಮಾಡ್ತೀನಿ. ಜನರು ನಿಮ್ಮ ಒಂದ್ ನಟನೆ ನೋಡಿ ಬಹಳ ಖುಷಿ ಪಡ್ತಿದ್ರು.
1: ಬಹಳ ಖುಷಿ ಪಡ್ತಿದ್ರು. ಇಷ್ಟೆಲ್ಲ ಬೇಲೂರದಿಂದ ಬಂದವರು ರಮಾನಂದ ಪಾತ್ರ ನೋಡ್ಲಿಕ್ಕೆ ಬರ್ತೇವ ಅಂತಿದ್ರು. ಒಮ್ಮೆ ನಾನು ಪೇಟಿಎಂ ಆಗಿದ್ದೆ, ಹಾರ್ಮೋನಿಯಂ ಮಾತ್ರ ಆಗಿ ವರ್ಕ್ ಮಾಡ್ತಿದ್ದೆ. ನನ್ನ ಪಾತ್ರ ಇದ್ದಿದ್ದಿಲ್ಲ, ನನ್ನ ಪಾತ್ರ ಮತ್ತೊಬ್ರಿಗೆ ಕೊಟ್ಟಿದ್ದೆ. ಆ ಮಂದಿ ಬಂದು ರಮಾನಂದ ಪಾತ್ರೆಯಲ್ಲಿ ನಾವು ತಿರುಗಿ ಹೋಗ್ತೇವ್ರಿ ಅಂತ. ಮುದ್ದಾಮ ನಿಮ್ಮದು ಪಾತ್ರ ನೋಡ್ಲಿಕ್ಕೆ ಬಂದವ್ರು ನಾವು. 50-60 ಮಂದಿ ಗಾಡಿ ಕಟ್ಕೊಂಡು ಬಂದಿದ್ದೆ. ನೀವು ಅಭಿನಯ ಮಾಡಿದ್ರೆ ಏನು? ಮತ್ತೊಬ್ಬರು ಅಂದ್ರು ಅವ್ರು ಪೇಟಿ ಬಾರಿಸೋರು. ಈಗ ಪೇಟಿ ಬಾರಿಸಿದ ಪೇಟಿ ಇದ್ದಾಗ ಯಾರು ಬಾರಿಸ್ತಾರ? ಅದು ಅವ್ರು ಅಭಿನಯ ಮಾಡಿದ್ರೆ ನಾನೇ ಕೂಡಿಸಿದ ಪದಗಳಿದ್ದು. ಹೀಗಾಗಿ
0: ನೀವು ಬಹಳ ಬೇಡಿಕೆ ಇರುವಂತ ನಟ ಆಗಿದ್ರೆ ಅವಾಗ
1: ಭಯಂಕರ.
0: ಈಗ ರಮಾನಂದ ಅವರೇ ಒಂದು ಹಾಡನ್ನು ಕೇಳ್ಕೊಂಡ್ಬರೋಣ. ಹಾಡಿನ ನಂತರ ಮತ್ತೆ ನಿಮ್ ಜೊತೆ ಮಾತುಕತೆ ಮುಂದುವರಿತದೆ.

ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ. ಸಮ್ಮುಖ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. ನಮ್ ಜೊತೆ ಇವತ್ತು ರಮಾನಂದ್ ಹಿರೇಜವರಿಗೆ ಅವರು ಇದ್ದಾರೆ. ತಮ್ಮ ಬದುಕಿನ ಅನುಭವಗಳನ್ನ ಹಂಚಿಕೊಳ್ತಾ ಇದ್ದಾರೆ. ಕಲಾವಿದರಾಗಿ, ನಾಟಕ ಬರಹಗಾರರಾಗಿ

0: ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ. ಸಮ್ಮುಖದಲ್ಲಿ ಇವತ್ತು ಹಿರಿಯ ಜೀವಿ, ಹಿರಿಯ ರಂಗ ಕಲಾವಿದರು, ನಾಟಕಕಾರರು ಆಗಿರುವಂತ ರಮಾನಂದ್ ಹಿರೇಜಿ ಅವರಿಗೆ ಅವರು ನಮ್ ಜೊತೆ ಇದ್ದಾರೆ. ಅವರ ಬದುಕಿನ, ಅವರ ರಂಗಭೂಮಿಯ ಅನುಭವಗಳನ್ನ ನಮ್ ಜೊತೆ ಹಂಚಿಕೊಳ್ತಾ ಇದ್ದಾರೆ. ಬಹಳ ಸೊಗಸು ಅವ್ರ ಮಾತುಗಳನ್ನ ಕೇಳಿಕೆ. ಯಾಕಂದ್ರೆ ಆ ಕಾಲದ ಅವತ್ತಿನ ರಂಗಭೂಮಿ, ಅವತ್ತಿನ ಅವರ ಒಂದು ಹೀರೋಯಿಸಂ ಬಗ್ಗೆ ಇವತ್ತು ಬಹಳ ಹೆಮ್ಮೆಯಿಂದ ಅವರು ಹೇಳ್ಕೊಳ್ತಾ ಇದ್ದಾರೆ. ಅವರ ಮುಖದಲ್ಲಿ ಆ ಒಂದು ನೆನಪುಗಳು ಬಂದಾಗ ಮತ್ತೆ 18 ಹರಿಯದ ಯುವಕರಂತೆ ಅವರು ಇಲ್ಲಿ ಮಿಂಚ್ತಾ ಇದ್ದಾರೆ. ಈ ಒಂದು ಅನುಭವ ನನಗೂ ಕೂಡ ಬಹಳ ಖುಷಿ ಕೊಡ್ತಾ ಇದೆ. ಅವ್ರ ಮಾತುಗಳನ್ನ ಇನ್ನಷ್ಟು ಕೇಳೋಣ. ರಮಾನಂದ್ ಅವರೇ, ಈಗ ಬಹಳ ಖುಷಿ ನಿಮ್ಗ, ನೀವು ಹೀರೋ ಮಾಡಿದಂತ ಪಾತ್ರಗಳನ್ನ ನೆನಪಿಸಿದ್ರೆ ನಿಮ್ಗೆ ಬಹಳ ಖುಷಿ ಆಗ್ತಿರ್ಬೇಕು. ಈಗ ಸಿನಿಮಾ ಅಂತೂ ಅವಾಗ ನೀವು ಹೇಳಿದ್ರಿ ನಾನು ರಾಯಚೂರಿನಲ್ಲಿ ಮ್ಯಾನೇಜರ್ ಆಗಿದ್ದೆ ಅಂತೇಳಿ.
1: ಹೌದು.
0: ಸಿನಿಮಾಗಳು ಯಾವ್ಯಾವ ನೋಡ್ತಿದ್ರಿ, ಅದರಲ್ಲಿಂದ ನಿಮ್ಗೆ ಏನಾದರೂ ಆಕ್ಟಿಂಗ್ ನಾಗ ಒಂದ್ ಸ್ವಲ್ಪ

0: ಹೆಲ್ಪ್ ಆಯ್ತಾ ಹೆಂಗ ಸಿನಿಮಾಗಳು?
1: ಭಾರಿ ಹೆಲ್ಪ್ ಆಯ್ತು.
0: ಯಾವ್ಯಾವ ಸಿನಿಮಾ ಬಂದಿದ್ವ ಅವಾಗ?
1: 64ರಲ್ಲಿ ನಾನು ಸಿನಿಮಾ ಟಾಕೀಸ್ ಮ್ಯಾನೇಜರ್ ಇದೆ.
0: ಹೌದೌದು.
1: ತಾಜ್ಮಹಲ್ ಮತ್ತು ಕೆಲವು ಸಿನಿಮಾ, ರಾಜಕುಮಾರ, ನಮ್ಮ ರಾಜಕುಮಾರ ಅಚ್ಚುಮೆಚ್ಚಿನ.
0: ಈಗ ಬಹಳ ವರ್ಷ ಆಯ್ತು ನೀವು ನಾಟಕ ಮಾಡಿ ಅಂದ್ರೂ ಏನಾದ್ರೂ ಒಂದ್ ಡೈಲಾಗ್, ಏನಾದ್ರೂ ಒಂದು ಹೀರೋದ್ದು ಡೈಲಾಗ್ ನಿಮ್ಗೆ ಏನಾದ್ರೂ ಒಂದ್ ಸ್ವಲ್ಪ ನೆನಪದನ ಹೇಳ್ಬೋದಾ?
1: ಬಾಳ ಹೇಳ್ಬಹುದು.
0: ಒಂದ್ ನಮ್ಮ ಕೆಳಗರಿಗೆ ಹೇಳ್ರಲ್ಲ,
1: ಒಂದು ನಾನೇ ಬರೆದಂತ ನಗಬೇ ಕೊಳ್ಳಬೇಕು ನಾಟಕದಲ್ಲಿ ಹೀರೋ ಪಾತ್ರ ಮಾಡ್ತಿದ್ದೆ. ಅದರಲ್ಲಿ ಮೂರು ಹೀರೋ,
0: ಮೂರು ಜನ ಇದ್ರು,
1: ಎರಡು ವಿಲನ್, ಎರಡು ಕಾಮಿಡಿ, ಏಳು ಪಾತ್ರಗಳು, ಐದು ಹೆಣ್ಣ, 12 ಪಾತ್ರಗಳನ್ನು ಕೂಡಿದ ನಾಟಕ. ನಾನೇ ಬರೆದ ನಗಬೇಕು ಅಳಬೇಕು ಅದು ಸುಮಾರು 100 ನಾಟಕ ಪ್ರಯೋಗ ಮಾಡಿದ್ದೇವನು. ಅದೇ ಗೀತಾ ಟಾಕೀಸಿನಲ್ಲಿ,
0: ರಾಯಚೂರಿನಲ್ಲಿ,
1: ರಾಯಚೂರಿನಲ್ಲಿ. ಅದಕ್ಕಾಗಿ ಅದರಲ್ಲಿ ಹೀರೋ ಪಾತ್ರ ಮಾಡಿದ್ದು ಸ್ವಲ್ಪ ಹೇಳ್ಬೇಕಂದ್ರೆ, ಒಂದು ತಾನು ಮಾಡಿಕೊಂಡಂತ ಹೆಂಡತಿ ಆ ತನ್ನ ತಮ್ಮ ಆ ತಮ್ಮಗೆ ಕಲಿಸಲಿಕ್ಕೆ ಆಕಿ ಅಭ್ಯಾಸಕ್ಕೆ ಪ್ರಯತ್ನ ಮಾಡ್ತಿರ್ತಾರ. ಆಕಿ ಅಲ್ಲಿಯವರೆಗೆ ತಾ ಎಮೆ ಓದಕ್ಕೆ ಅನ್ನೋದು ಕಲ್ಪನಾ ತೋರಿಸಿಕೊಟ್ಟಿರಲ್ಲ. ಅಂತ ವೇಳೆಯಲ್ಲಿ ಮೈದಿನಿಗೆ ಅಭ್ಯಾಸ ಮಾಡಿಸ್ಕೆ ಹೇಳ್ತಿರ್ತಾರ. ಅದನ್ನೇ ತಿರುಮುರವಾಗಿ ನಾಟಕದಾಗ ಸನ್ನಿವೇಶ ಬರ್ತದೆ. ಹೀಗಾಗಿ ಒಮ್ಮ ಆ ತಮ್ಮನ ಕೂಡ ಆಕೆ ಮಾತನಾಡುವಾಗ ಇಮ ಬಂದ್ಬಿಡ್ತಾನೆ ಹೀರೋ,
0: ಅಣ್ಣ ಬಂದ್ಬಿಡ್ತ,
1: ಅಣ್ಣ ಬಂದ್ಬಿಡ್ತಾನೆ. ಅವಾಗ ಅವನಿಗೆ ಸಂಶಯ ಮಾಡಿರ್ತಾರ ಅವ್ರ ಎಳೆಯನೆ,
0: ತಪ್ಪು ತಿಳುವಳಿಕೆ
1: ಆಗ್ತದೆ. ಅದಕ್ಕಾಗಿ ಇದ್ರೆ ಹೀರೋ ಬಂದೊಡನೆ ಪ್ರಾರಂಭ ಮಾಡ್ತಾನ, ಮನಕೇನಾದರೂ ತಾಪವಾಗಿದೆಯೇನಣ್ಣ ಅಂತ ತಮ್ಮತನ. ಸರದೂರ ಚಂಡಾಲ ನೆನೆಯನ್ನು ಕಡಿಮಿತ್ತು ಮಾಯದ ಕೋಪದಲ್ಲಿ ನೀನು ಸಿಲುಕಲು. ಮಾಯೆ, ಇಂಥ ಪವಿತ್ರವಾದ ಮಂದಿರದಲ್ಲಿ ಅಮಂಗಲ ವಾಸನೆಯೇ? ಶಿವನ ಕ್ಷೇತ್ರದಲ್ಲಿ ಅವಾಚ್ಯ ಶಬ್ದವೇ? ಗರತಿಯ ಮನೆಯಲ್ಲಿ ಹಾಲರದ ಸೋಗ ನಡೆದಾಗೆ ನೆರೆಯುವುದು ಆಗಿರುವುದು ಕಾಮಕೂಟದ ಬೀಡು? ನುಡಿಯದಿರಿ ಹೀನ ಮತಿವಂತಿಕೆಯ ಮಾತು ಇಲ್ಲಿ. ನೀನು ಮಾನವಂತನೇ ಹೇಮಾರಿ, ಪ್ರೇಮದ ಸತಿಯನ್ನು ಮನವಾರೆ ನಂಬಿ ಕರೆಪಿಡಿದು ಮದುವೆಯ ಅಂದರಲ್ಲಿ ಕುಂಕುಮ ತಿಲಕವನ್ನಿಟ್ಟೆ. ಮಂಗಲ ಸೂತ್ರವನ್ನು ಕಟ್ಟಿದೆ, ಅದೇ ನನ್ನ ರಟ್ಟಿ ಎಂದು ತುಂಡಾಗಿದೆ. ರಕ್ತದ ಸೆಳವಿನಲ್ಲಿ ಮೈ ತೊಳೆದುಕೊಂಡಂತಾಗಿದೆ. ಗರ್ಭದ ಮಾನ ನಾನೇಕೆ? ಅವನು ಕಾಯುತ್ತಾನೆ ನಿನ್ನ ಹಿತಚಿಂತಕನು. ಉಪ್ಪಿನ ಮಾತು ಬೆಳೆಸಿ ನೀ ಕಪ್ಪು ಬಳಿಯದಿರು ತಪ್ಪಿನ ಹೊರೆ ಬರೆಸಿ ಅಣ್ಣನ ಮೇಲಿರುವ ಪ್ರೇಮ ಮಣ್ಣು ಪಾಲು ಮಾಡಿದರು. ನಿನಗೈತ ಬಗೆಯುವ ದುರುಳ ತಮ್ಮ ನಾನಲ್ಲ. ಎಚ್ಚರಿಕೆ ಇಲ್ಲದೆ ಬಾಯಿ ಬಿಚ್ಚಿದರೆ ಸಜೀವ ಮಣ್ಣು ಮುಚ್ಚೀತು. ಸಹಿಸಿಕೊಳ್ಳುವೆ ಮುಗಿಸಿ ಇಲ್ಲಿಗೆ ನಿನ್ನ ರಾದ್ದಾಂತ. ಅನಿತಿ ವಿಚಾರದಿಂದ ನಮ್ಮ ಮನ ಹಿಂಡಬೇಡ. ಹೆಡಕೆತ್ತಿ ಮಾತಾಡುವ ಧೈರ್ಯ ನಿನಗಿಂತ ಬಂತೆ? ಹೆಣಮುರಿಗೆ ಕಟ್ಟಿ ಒತ್ತೆಯನ್ನು ಕುತ್ತಿ ಕತ್ತೆತ್ತಿ ತಿರುಗದಂತೆ ಹುತ್ತಿರಡಿ ನೀ ಹೊಕ್ಕು ವಿತದಂತೂ ಹಾವಾಗಿ ಚುಚ್ಚಿಕೊರಳ ಕೊಯ್ದಿರುವೆ. 14 ಶತ್ರುನ ಚೂಪಾದ ಪಿತೂರಿಯಿಂದ ಜೀವನ ಬಾಳನ್ನು ತಿವಿದು ಹರಿದಿರುವೆ. ಕಣ್ಣಿನ ಕಾಂತಿಯಲ್ಲಿ ಸುಣ್ಣದ ನೀರನ್ನು ಬರಿಕಿ ಉರುಪಿರಿಸಿರುವೆ. ದುರ್ಮದಾಂಧ ಸರಿಗೆ ಕೊಟ್ಟು ಬೆಳೆಸಲಿಕ್ಕೆ ಚೆನ್ನಾಗಿ ಉಪಕಾರವಿತ್ತೆ. ಎಲೆ ದುರುಳೆ, ನಿನ್ನಂತ ಕಲಿತ ಕುಲಂಗಿನಿಯರು ಫಲಸೆದ್ದು ನಾರುವ ಪಿಶಾಚಿನಿಯರು. ಪುಲವಂತಿನ ನನ್ನ ಸತಿ ಎಂದು ಸರಿಗೆ ಪ್ರೇಮದಲ್ಲಿ ನನಗೆ ಬಿಟ್ಟೆ. ಇವನೊಂದಿಗೆ ಕೂಟ ಬಿಡಿಸಿ ಪಾಪಿ ಪಿಂಡ ಹೊತ್ತುಕೊಂಡೆ. ಅಯ್ಯೋ ಶಿವ ಶಿವ ಕುಂಡ್ರು ಹಿಂಗೆ ಹಿಂಗೆ
0: ಅಂದ್ರೆ ಈ ರೀತಿ ಎಲ್ಲ ಸ್ಕ್ರಿಪ್ಟ್ ಬರೀತಿದ್ರೆ ಅವಾಗ ಇಷ್ಟು ನೆನಪಿಟ್ರಲ್ಲ ಹೆಂಗ್ ಸಾಧ್ಯ? ಎಷ್ಟು ವರ್ಷ ಹಿಂದಿಂದಿದ್ದು?
1: ಯಾವಾಗ್ಲೂ ಹಂಗೆ ಪಠನ್ ಮಾಡ್ತಿರ್ತೀನಿ ನಾನು ಏಕಾಂತ ಇದ್ದಾಗ, ಡೈಲಾಗ್ದಲ್ಲೇ ಮರೀತೀನಿ.
0: ಅಂದ್ರೆ ನಿಮ್ಮ ಹಳೆಯ ನೆನಪುಗಳನ್ನ ಮೆಲಕ್ ಹಾಕ್ತಾನೆ ಇರ್ತದೆ.
1: ಮೆಲಕ್ ಹಾಕ್ತಾ
0: ಖುಷಿ ಕೊಡ್ತದೆ ನಿಮ್ಗೆ?
1: ಭಾರಿ ಖುಷಿ. ನನಗೆ ಇನ್ನೂವರೆಗೆ ಬಿಪಿ ಇಲ್ಲ, ಶುಗರ್ ಇಲ್ಲ, ಹಾರ್ಟ್ ಇಲ್ಲ.
0: ಹೌದು, ನಿಮ್ಮ ಲವಲವಿಕೆ ನೋಡಿದ್ರೆ ನಿಮ್ಗೆ ಯಾವ ರೋಗ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂತಂದ್ರೆ ನೀವು ಪಾದರಸದಂಗ ದಿನಾ ತಿರುಗಾಡ್ತೀರಿ. ಇವತ್ತು ಈ ಊರು, ನಾಳೆ ಮತ್ತೊಂದೂರು. ನೀವು ಎಲ್ಲಾ ಕಾರ್ಯಕ್ರಮದಾಗ ಭಾಗವಹಿಸ್ತೀರಿ. ಸಾಹಿತ್ಯ ಕಾರ್ಯಕ್ರಮ ಇರ್ಬೋದು, ಸಂಗೀತ ಕಾರ್ಯಕ್ರಮ ಇರ್ಬೋದು, ಈ ರಂಗಭೂಮಿಯ ಕಾರ್ಯಕ್ರಮ ಇರ್ಬೋದು. ಎಲ್ಲಿ ಕಲಿಯದ, ಎಲ್ಲಿ ಕಾರ್ಯಕ್ರಮಗಳವ ಅಲ್ಲಿ ರಮಾನಂದ ಹಿರೇಜಿ ಅವರಿಗೆ ಅವರು ಇದ್ದೇ ಇರ್ತಾರ ಅನ್ನುವಂಥದ್ದು ಒಂದಿದೆ. ಇಷ್ಟು ಲವಲವಕ್ಕೆ ಇಷ್ಟು ಪಾದರಸದಂಗ ತಿರುಗಾಡೋದು ಹೆಂಗ? ನೀವು ಆರೋಗ್ಯವನ್ನು ಹೆಂಗ ಇಟ್ಕೊಂಡಿರಿ ಅಂತ?
1: ನಾನು ನಿಜಕ್ಕೂ ನಿಮಗೆ ಹೇಳ್ಬೇಕಂದ್ರೆ ಸ್ವಲ್ಪ ಜೀವನದ ಚಿಂತೆ ಮಾಡಿಲ್ರಿ. ನಾನು 8 ಮಕ್ಕೋತೀನಿ ರಾತ್ರಿ. ಊಟ ಮಾಡಿ ರಾತ್ರಿ ನಸ್ಕಿನ 3 ಇರ್ತೀನಿ. 3 ಎದ್ದ ನಂತರ ಬತ್ತಿ ಹಿಡಿದು ರೋಡಿನ ತನ ಕಸ ಹುಡುಕ್ತೀನಿ. ಅದುವೇ ನನಗೆ ಶರೀರಕ್ಕೆ ವ್ಯಾಯಾಮ ಆದಂಗೆ ಆಗಿದ್ದು.
0: ಅಂದ್ರೆ ಚಟುವಟಿಕೆನೇ ಆರೋಗ್ಯದ ಗುಟ್ಟು ಅಂತೀರಿ. ಚಟುವಟಿಕೆಯಿಂದ ಇರ್ಬೇಕಂತೀರಿ. ಮತ್ತೆ ಇವತ್ತು ನೀವು ನೋಡಿ, ನೀವಂತೂ ಹಿರಿಯರಿದ್ದೀರಿ. ಈಗ ನಮ್ಮ ವಯಸ್ಸಿನವರಾಗಿರ್ಬೋದು, ನಮ್ಮಂತ ಜನರೇಷನ್ ಆಗಿರ್ಬೋದು, ರಾತ್ರಿ ಬೆಳತನ ಬೇಕಿದ್ರೆ ಎಚ್ಚರ ಇರ್ತಾರೆ. ಬೆಳಿಗ್ಗೆ ಜಲ್ದಿ ಹೇಳ್ರಿ ಅಂದ್ರೆ ಹೇಳಲಿಕ್ಕೆ ಆಗೋದಿಲ್ಲ. ನಮ್ಮಂತವ್ರಿಗೆ ಏನ್ ಹೇಳ್ತೀರಿ ನೀವು, ಹೆಂಗ ನಾವು ಇರ್ಬೇಕಂತೀರಿ?
1: ಅವ್ರಿಗೆ ಬೈತೀನಿ, ನಸಿಕೆನಾಗ ಎಂತ ವಿಚಾರ ಬರ್ತಾವ. ಈ ಮನುಷ್ಯ ಜೀವನ ಅಂದ್ರೆ ಇನ್ನೊಮ್ಮೆ ಹುಟ್ಟಿ ಬರಲ್ಲ, ಇದ್ರ ಉಪಯೋಗ ಆಗಬೇಕು. ಪ್ರತಿಯೊಬ್ಬರು ಸಾಧಕರಾಗಬೇಕು. ದುರಾಚ

0: ಕಾರ್ಯಗಳಾಗಬಾರದು, ಉತ್ತಮವಾದ ಕಾರ್ಯನಿರ್ವಹಿಸಬೇಕು. ಮನೆತನ ಚಂದ ನಡೆಸ್ಕೋಬೇಕು. ಅತ್ತೆಯರು ಸಜ್ಜರು ತನ್ನ ಮಕ್ಕಳು ಮೊಮ್ಮಕ್ಕಳು ಎಲ್ಲರಿಗೆ ಒಡಗೂಡಿ ಸುಂದರವಾದ ಜೀವನ ಬಾಳುಪಥ ಮಾಡುವುದೇ ಈ ಮನುಷ್ಯ ಜೀವನ ಅಂತ ನಾ ಹೇಳಿದೆ.
1: ಒಟ್ಟ ನಾ ಯಾವ್ದೇ ವಿಷಯಕ್ಕೆ ಚಿಂತೆ ಮಾಡಂಗಿಲ್ಲ ಅಂತೀರಿ. ಹೆಂಗ ಇದು ಸಾಧ್ಯನೇ ಇಲ್ಲ ಅಂತ ಅನ್ನುವಂತ ಮಾತು ಈಗ ಅದ. ಯಾಕಂದ್ರ ಈಗಿನ ಕಾಲದಾಗ ಪ್ರತಿಯೊಬ್ಬ ಮನುಷ್ಯಕ್ ಒಂದು ಚಿಂತೆ ಇದ್ದೇ ಇರ್ತಾನಂತ ಮಾತದ. ನೀವಂತೀರಿ ನನಗಿನ್ನು ಯಾವ್ದು ಚಿಂತೆನೇ ಇಲ್ಲ ಅಂತೇಳಿ. ಇದ್ರ ಬಗ್ಗೆ ಒಂದಿಷ್ಟು ಹೇಳ್ರಿ, ಚಿಂತೆ ಮಾಡ್ಲಾರ್ದೆ ಇರೋದು ಹೆಂಗಂತ ನಮ್ಮ ಕೇಳುಗರಿಗೆ ಒಂದಿಷ್ಟು ಹೇಳ್ಕೊಡ್ರಿ.
0: ಒಂದು ಕಾಲದಲ್ಲಿ ಏನಿತ್ತು ಅಂದ್ರೆ, ಯಾರೇನು ಮಾಡುವರು ಯಾರಿಂದಲೇ ಏನಿವುದು, ಪೂರ್ವ ಜನ್ಮದ ಕರ್ಮ ವಿಧಿವೆನ್ನು ಬಿಡದು. ನರಪರೊಳಗೆ ಅತಿ ಶ್ರೇಷ್ಠ ಬಲವಂತ ಶ್ರೀರಾಮ, ಅಪರಿಮಿತ ಶೌರ್ಯ ಲಕ್ಷ್ಮಣ ದೇವರು, ಚಪಲಾಕ್ಷಿ ಸೀತೆಯನ್ನು ಕಳನು ಕದ್ದೊಯ್ಯುವಾಗ ಅಪರಿಮಿತ ಶೌರ್ಯರಿದ್ದೇನು ಮಾಡಿದರು. ಅಂತಹ ಯುಗ ಒಂದು ಬಂದು ಹೋಯ್ತು. ಆದ್ರೆ ಇಂದು ಹಾಗಲ್ಲ. ಇಂದು ತಮ್ಮ ಹೆಂಡತಿ ಯಾರಾದ್ರೂ ಏನಾದ್ರೂ ಅಂದ್ರೆ ಜಗಳ ರಂಬಾಟ ಚಾಲು ಆಗ್ತದ. ಆ ಒಂದು ಯುಗನೇ ಬೇರೆ ಇತ್ತು. ಇಂಥ ಒಂದು ಯುಗದೊಳಗೆ ನಾವು ಹ್ಯಾಂಗ ನಡಿಬೇಕು, ನಾವು ಶಿಸ್ತು ಹ್ಯಾಂಗಿರ್ಬೇಕು, ನಾವು ಸಾಧಕರ ನಡೆಸ್ಕೋಬೇಕು ಹ್ಯಾಂಗೆ, ನಾವು ಜನರಿಗೆ ಮಾರ್ಗದರ್ಶಕರ ಹ್ಯಾಂಗ ಆಗ್ಬೇಕು, ಇವೆಲ್ಲ ನಡವಳಿಕೆದಾಗ ತಂದ್ರೆ ಮಾತ್ರ ಜನ ನಮ್ಮನ್ನು ಪ್ರೀತಿಸ್ತಾರ ಅನ್ನೋದು ನಾನು ತಿಳ್ಕೊಂಡವನು.
1: ಅಂದ್ರೆ ಒಟ್ಟ ಎಲ್ಲರ ಜೊತೆ ಪ್ರೀತಿ ಅಂದಿದ್ರೆ ಯಾವುದೇ ಚಿಂತೆ ಇರಂಗಿಲ್ಲ, ಸಿಟ್ಟು ಇರಂಗಿಲ್ಲ ಅಂತೀರಿ. ಈಗ ಇನ್ನೊಂದು ಹಾಡನ್ನ ಕೇಳ್ಕೊಂಬರೋಣ ರಮಾನಂದ್ ಅವರೇ. ಹಾಡಿನ ನಂತರ ಮತ್ತು ಇನ್ನಷ್ಟು ನಿಮ್ಮ ರಂಗಭೂಮಿ ಅನುಭವಗಳನ್ನ ಹೇಳಕತ್ರಿ ಅಂತ. ಆತ್ಮೀಯ ಕೇಳಗರೆ, ಒಂದು ಹಾಡಿನ ನಂತರ ಸಮ್ಮುಖ ಕಾರ್ಯಕ್ರಮ ಮತ್ತೆ ಮುಂದುವರಲಿದೆ.

0: ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ. ಇವತ್ತು ನಮ್ಮ ಸಮ್ಮುಖ ಕಾರ್ಯಕ್ರಮದಲ್ಲಿ ಅಫ್ಜಲ್ಪುರ್ ತಾಲೂಕಿನ ಹಿರಿಯ ಕಲಾವಿದರಾಗಿರುವಂತ ರಮಾನಂದ ಹಿರೇಜಿಯವರಿಗೆ ಅವರು ನಮ್ಮ ಜೊತೆ ಇದ್ದಾರೆ. ಮಾತಾಡ್ತಾ ಇದ್ವಿ ಅವರ ಒಂದು ಕಲೆಯ ಅನುಭವದ ಬಗ್ಗೆ, ರಂಗಭೂಮಿಯ ಅನುಭವದ ಬಗ್ಗೆ. ರಸವತ್ತಾಗಿ ಹಳೆಯ ನೆನಪುಗಳನ್ನ ಮೆಲುಕು ಹಾಕ್ತಾ ಇದ್ದಾರೆ. ಈಗ ರಮಾನಂದ ಅವರೇ, ನೀವು ಮಾತಾಡ್ತಾ ಇದ್ರಿ, ಎಲ್ಲರ ಜೊತೆ ನಾವು ಪ್ರೀತಿಯಿಂದ ಇರಬೇಕು ಅಂತೇಳಿ. ಈಗ ನಿಮ್ಮ ಬಾಲ್ಯದ ಬಗ್ಗೆ ಹೇಳಿದ್ರಿ, ನಿಮ್ಮ ರಂಗಭೂಮಿ ಪ್ರಾರಂಭ ಆಗಿದ ಬಗ್ಗೆ ಹೇಳಿದ್ರಿ, ನಿಮ್ಮ ಒಂದು ಕುಟುಂಬದ ಬಗ್ಗೆ ಒಂದಿಷ್ಟು ಮಾಹಿತಿ ಹೇಳ್ರಿ. ಅಂತಂದ್ರ ನಿಮ್ಮ ಮದುವೆ ಯಾವಾಗಾಯ್ತು ಅದ್ರ ಬಗ್ಗೆ ಒಂದಿಷ್ಟು. ನನ್ನ ಪ್ರಕಾರ ನಿಮ್ಗೆ ಎಲ್ಲಾ ನೆನಪದವು, ಅದ್ರ ಬಗ್ಗೆ ಒಂದಿಷ್ಟು ಹೇಳ್ರಿ.
1: ನಾನು ನಿಜಕ್ಕೂ ನನಗೆ ಯಾರ್ಯಾರು ಲಕ್ಷದ ಜನ ಪಾರ್ಟಿ ಹೆಣ್ಣು ಕೊಡ್ಬೇಕಂತ ಹೇಳಿ ಬಂದವರು. ನಾನು ಮೆಚ್ಚಿದ ಮಡದಿಯನ್ನೇ ಮಾಡಿಕೊಂಡೆ.
0: ಅದು ಅಂದ್ರೆ ಒಂಥರ ನಿಮ್ದು ಲವ್ ಸ್ಟೋರಿನೇ.
1: ಲವ್ ಸ್ಟೋರಿನೇ,
0: ಅದ್ರ ಬಗ್ಗೆ ಹೇಳ್ರಿ ಡೀಟೇಲ್ ಆಗಿ.
1: ಅದು ನಿಜಕ್ಕೂ ಅಂದ್ರೆ 5 ಪೈಸೆ ವರದಕ್ಷಿಣೆ ಲಗ್ನ ಆದವನು ನಾನು. ಯಾಕಂದ್ರೆ ನಮ್ಮ

0: ಅಣ್ಣವರು ಬಹಳ, ನಾವು ಸ್ವಲ್ಪ ಸಿನಿಮಾಟಿಕ್ ಮ್ಯಾನೇಜರ್ ಇದ್ದಾಗ ನನಗೆ ಯಾರನ್ನು ಕೊಡ್ತಿದ್ರು. ಆದ್ರೆ ನಾನು ಸಣ್ಣದಿರ್ಲಿಕ್ಕಾಗಿ ಆ ಹುಡುಗಿಗೆನ ನಾನು ನೋಡಿದ್ದೆ, ಅವ್ರ ತಾಯಿಗೂ ಹೇಳಿದ್ದೆ ಇದೇ ಹುಡುಗಿಗೆ ನಾ ಲಗ್ನ ಆಗ್ತೀನಿ ಅಂತೇಳಿ. ಅವಳು ನಿನಗೆ ಕೊಡ್ತೀನಿ ರೇವಣ ಸಿದ್ಧ ಅಂತೇಳಿ
1: ಅಂದಿದ್ರು,
0: ಅವ್ರ ತಾಯಿನೂ ಅಂದಿದ್ರು. ಆ ಪ್ರಕಾರ ನಾ ಮಾತು ಬಿಟ್ಟು ಮಾತಾಡಲಿಲ್ಲ.
1: ಆಮೇಲೆ ಅವರಿಗೆ ಮದುವೆ ಆದ್ರೆ,
0: ಅವರಿಗೆ ಮದುವೆ ನಿಜಕ್ಕೂ ನಿಜವಾದ ಸುಂದರಿ ನಮ್ಮ ಕುಟುಂಬ, ನಾನೇನು ಅಲ್ಲ. ಆದ್ರೆ ಅವಳು ಒಂದು 3,000 ಕಮನಗಳನ್ನ ಆಡ್ತಾಳೆ ಹೆಬ್ಬಟ್ಟಿನಕ್ಕೆ. ಅವ್ರ ತಾಯಿ ಯಾವಾಗಲೂ ಶೋಭಾನ ಪದ, ಹೆಣ್ಮಕ್ಳ ನರ್ತಾಗ ಹಾಡುವ ಪದ,
1: ಸಂಪ್ರದಾಯ
0: ಹಾಡುಗಳನ್ನು ಪರಿಣಿತ ಮಾಡಿಕೊಂಡು ಅವ್ರ ತಾಯಿಯಂತೆ ಅವಳು ಹಾಡೋದು ಕಲಿತಳು. ಊರ್ ತುಂಬಾ ಎಲ್ಲರೇ ನರ್ತೀರ ಅಂದ್ರೆ ನಮ್ಮಕ್ಕಿಗೆ ಕರ್ಕೊಂಡು ಹೋಗಿ ಹಾಡಿಸ್ತಾರೆ.
1: ಅದು ವಾಡಿಕೆ ಅವರಿಗೆ, ಅಂದ್ರೆ ಊರಾಗ ಏನಾದ್ರು ಶುಭ ಕಾರ್ಯ ಆಯ್ತು, ಹೆಣ್ಮಕ್ಳದ ಏನಾದ್ರು ಶುಭ ಕಾರ್ಯ ಆಯ್ತು ಅಂದ್ರೆ ನಿಮ್ಮ ಮನೆಯವರಿಗೆ ಕರ್ಕೊಂಡು ಹೋಗಿ ಹಾಡಿಸ್ತಿದ್ರು, ಆ ಮೂಲಕ ಅವರಿಗೆ ಒಂದು ಆಶೀರ್ವಾದ. ಈಗ ಯಾರ್ಯಾರು ಇದ್ದೀರಿ ಕುಟುಂಬದೊಳಗೆ, ಯಾರ್ಯಾರು ಇದ್ದೀರಿ?
0: ಈಗ ನಮ್ಮ ಧರ್ಮ ಪತ್ನಿ ಕಸ್ತೂರ್ಬಾ,
1: ಅವರ ಹೆಸರು.
0: ನಾನು ಅನುಸಯಾನೂ ಹತ್ತೀನಿ,
1: ಎರಡು
0: ನಾ ಸ್ವತಃ ಹತ್ತೀನಿ.
1: ನೀವಂತ
0: ನಿಜವಾದ ಹೆಸರು ಕಸ್ತೂರ್ಬಾ. ಮತ್ತು ನಮಗೊಬ್ಬ ಚೊಚ್ಚಿನ ಮಗಳಿದ್ರು ಪ್ರಭಾವತಿ ಅಂತೇಳಿ, ಶಕುಂತಲೆ ಅಂತ ನಮ್ಮ ಊರಲ್ಲಿ ಇಟ್ಟಿದ್ದೇವೆ ನಮ್ಮ ಮನೆಯಲ್ಲಿ. ಅವಳು ಎರಡು ಗಂಡಸ ಮಕ್ಕಳು ಹಡೆದು ತೀರ್ಕೊಂಡ್ರು ಲಗ್ನ.
1: ದೊಡ್ಡ ಮಗಳು. ಮತ್ತೆ
0: ಅದೊಂದು ಭಾರಿ ಖೇದ ನನಗೆ. ಆ ಖೇದಿನ ಸಲುವಾಗಿ ಅವಳ ಆತ್ಮತೃಪ್ತಿಗಾಗಿ ನಾನು ವಧುವರ ಕಲ್ಯಾಣ ಬಯಸ್ತೀನಿ. ಒಂದು 250 ನಂಟಸ್ಥಾನ ಮಾಡಿದೆ.
1: ನೀವು
0: ಅವರಿಗೆ ಆತ್ಮಶಾಂತಿಗೆ
1: ಅಂದ್ರೆ ಏನಾಗಿತ್ತು ಅವರಿಗೆ ತೊಂದರೆ?
0: ಅಂದ್ರೆ ಅವಳಿಗೆ ಗಂಡ ಸರಿಯಾಗಿ ಸಿಗಲಿಲ್ಲ. ಬಾಳ ತನ್ನ ತಾಯಿ ನಮ್ಮ ರೂಪವನ್ನ ಹೆಣ್ಮಗಳು 5 ನಾವು ಅಣ್ಣತಮ್ಮರು. 5 ನನಗೆ ದೇವರು ಹೆಣ್ಣನ್ನು ಕೊಟ್ಟಿದ, ಗಂಡು ಮಕ್ಕಳನ್ನು ಕೊಟ್ಟಿದ. ನಮ್ಮ ಅಣ್ಣದೇರ ಏನಂದ್ರು, ತಮ್ಮ ಹುಡುಗಿನ ಸಣ್ಣ ಕೇಳನಿ ಬಡವಿದ್ದಿ, ನನ್ನ 2 ಮಕ್ಕಳ ಅಕ್ಕಿ ಕಾಲದಾಗ ಆ ಹುಡುಗಿಗೂ ಕಲ್ಯಾಣ ಮಾಡ್ತೀನಿ ಅಂತ ಹೇಳಿದ್ರು. ಹೇಳನ್ನ ಒಪ್ಪಬೇಕಾಯ್ತು. ಗಡ್ಬಿಡದಾಗ ನೋಡೋದು 1 ವರ 8 ಜಮೀನನ್ನು ಕೊಟ್ಟುಬಿಟ್ಟವ್ರಿ. ಅದು ಸ್ವಂಟ ಹುಡುಗ, ಬರೀ ಹೊಡೆಯೋದು ಅದೇ ಮಾಡ್ತಿತ್ತು. ಹೀಗಾಗಿ ಅಂತರ್ದಾಗಿ 2 ಮಕ್ಕಳು ಹಳದು ಮುಂದೆ ಧನುರ್ವಸಾಗಿ ತೀರ್ಕೊಂಡ್ರು. ಅದಕ್ಕೆ ಕೆಟ್ಟ ಖೇದ ನನ್ನ ಜೀವನ.
1: ಈಗ ನಿಮಗೆ ಅನಿಸ್ತಿರ್ಬೇಕು, ನಾನು ಮಾಡಿದ್ದವಾಗ ತಪ್ಪು, ಸಣ್ಣ ವಯಸ್ಸಿನಾಗ ಮಕ್ಕಳಿಗೆ ಮದುವೆ ಮಾಡಬಾರ್ದು ಅನ್ನುವಂಥದ್ದು ಈಗ ನಿಮ್ಗೆ ಅನುಭವಕ್ಕೆ ಬಂದಿರಬೇಕು.
0: ಅನುಭವಕ್ಕೆ ಅವಾಗೆ ನಮ್ಮ ಕುಟುಂಬನ ಅಂದಳ್ರಿ, ಮತ್ತೊಬ್ರು ಮದುವೆಗೆ ಯಾಕೆ ಎಂದ್ರೆ ನಮ್ಮನ್ನು ಮಾಡ್ತೀರಿ, ನಮ್ಮ ಮಗಳೇನು ದೊಡ್ಡಕ್ಕೆ ಆಗೇಳೇನಂತೇಳಿ. ಆ ಅಣ್ಣದೇವರ ಮಾತಿಗೆ ನಂಬಿ ನಾನು ಇದು ಮಾಡಬೇಕಾಯ್ತು. ಅವರು ಸುಮಾರು ಮಾಡ್ಬೇಕಂತ ಮಾಡಿಲ್ಲ, ಅವರು ತಮ್ಮನ ಹೈರಾಣದ ಇದರಾಗೆ ಹೋಗ್ತದೆ ಅಂತ ಹೇಳಿ ಮಾಡಿದ್ರು.
1: ಅದೊಂದು ನಿಮ್ಮ ಮನಸ್ಸಿಗೆ ನೋವದ
0: ನೋವದ.
1: ಅದಕ್ಕಾಗಿ ನೀವೇನ್ ಮಾಡ್ತೀರಿ ಈಗ, ನೆಂಟಸ್ಥಾನ ಮಾಡ್ತೀರಿ ಅಂತಂದ್ರೆ, ಒಳ್ಳೆ ಯಾವ್ದಾದ್ರು ಸಂಬಂಧ ಇದ್ದು ಅಂದ್ರೆ ಮಾಡ್ಲಿಕ್ಕೆ ನೀವು ಪ್ರಯತ್ನ ಮಾಡ್ತೀರಿ?
0: ಪ್ರಯತ್ನ ಯಾವುದು ಕೆಟ್ಟಿಲ್ಲ. ಈಗ 255 ನೆಂಟಸ್ಥಾನ ಮಾಡಿದೆ, ಒಂದು ಫೇಲ್ ಆಗಿಲ್ರಿ. ಮೈಸೂರು ಬೆಂಗಳೂರು ಹಿಡಿದು ಮಾಡ್ತೇನೆ.
1: ಎದಕ್ಕಂತಂದ್ರೆ ನಿಮ್ಗೊಂದು ನೆಂಟಸ್ಥಿಕಿ ಸರಿಯಾಗಿ ಸಿಗ್ಲಿಲ್ಲ ಅನ್ನುವಂಥದ್ದು ಯಾರಿಗೂ ಆಗ್ಬಾರ್ದು ಅಂತ ಹೇಳಿ.
0: ಆಗ್ಬಾರ್ದು, ಮತ್ತೊಬ್ಬರಿಗೆ ನೋವು ಆಗ್ಬಾರ್ದು.
1: ಈಗ ನೀವು ಈಗ ನೆಂಟಸ್ಥಿಕಿ ಮಾಡ್ತಿರಲ್ಲ, ಅದ್ರೊಳಗೆ ನಿಮ್ಗೆ ಯಾರಾದ್ರೂ ಸುಳ್ಳು ಹೇಳಿ ಹಂಗೇನಾದ್ರು ಮಾಡಿದ್ರಂದ್ರೆ ಅವಾಗ ಮತ್ ನೀವೇ ಜವಾಬ್ದಾರರಾಗ್ತಿರಲ್ಲ.
0: ಅಂತಂದ್ ಮಾಡ್ಲಿಕ್ಕೆ ಹೋಗಿಲ್ಲ.
1: ಅಲ್ಲ, ನಿಮ್ಗೆ ಗೊತ್ತಿರ್ಲಾದಂಗೆ ಅವ್ರು ಸುಳ್ಳು ಹೇಳಿದ್ರು, ನಮ್ಗೆ ಅಷ್ಟ ಆಸ್ತಿ ಅದ, ನಾವು ಅಷ್ಟು ಒಳ್ಳೆಯವ್ರು ಇಷ್ಟು ಒಳ್ಳೆಯವ್ರು ಅಂತೇಳಿ
0: ನಾ ಪರಿಶೀಲನೆ ಮಾಡ್ತೀನಿ.
1: ಪರಿಶೀಲನೆ ಮಾಡ್ತೀರಿ? ಪರಿಶೀಲನೆ ಮಾಡಿ ನೀವು ಪಕ್ಕ ತಿಳ್ಕೊಂಡು ನೀವು ಮುಂದೆ ಬೇರೆಯವರಿಗೆ ಹೇಳ್ತೀರಿ. ಓಕೆ. ಈಗ ರಮಾನಂದ್ ಅವರೇ, ನೀವು ಬಹುಮುಖ ಪ್ರತಿಭೆ, ನೀವು ಹಾಡನ್ನು ಬರೀತೀರಿ, ಹಾಡುಗಳನ್ನು ಹಾಡ್ತೀರಿ, ಬೇರೆಯವರಿಗೆ ನಾಟಕ ಕಲಿಸ್ತೀರಿ, ನೀವು ನಾಟಕ ಮಾಡ್ತೀರಿ, ನಾಟಕಗಳನ್ನ ಬರೀತೀರಿ, ಹಾಡುಗಳನ್ನ ಹಾಡ್ಬೋದಾ? ಒಂದ್ ಯಾವ್ದಾದ್ರು ಒಂದ್ ಸಣ್ಣ ಹಾಡ ನಮ್ ಕೇಳೋಗ್ರಿ ಕೇಳಿಸ್ಬೋದಾ?
0: ಹಾಡ್ತೀನಿ.

ಸಹೋದರ ಸನ್ನಾಗಿ ದುರ್ಗುಣ ಬೆಳೆದವು ನಮ್ಮಲ್ಲಿ ನಂಬಿಕೆ ಎಂಬುದು ಹಾರೋದು ಒಬ್ರಿಗೊಬ್ಬರ ಪ್ರೀತಿ ಇಲ್ಲದಾಯಿತು ಕದಿಮರ ಹಾವಳಿ ಹೆಚ್ಚಾತು ಕಾಮಚೋರರು ತುಂಬೋದ್ರು ಗರ್ತಿಯ ಮಾನ ಅಪಹರಣ.

0: ಈಗ ನೀವು ಆಗಳು ಹೇಳ್ತಾ ಹೇಳ್ತಾ ಹೇಳಿದ್ರಿ, ಫ್ಯಾಮಿಲಿ ಬಗ್ಗೆ ಮಾತಾಡ್ತಾ ಇದ್ರಿ ನೀವು, ಇನ್ನ ಮೂರು ಜನ ಮಕ್ಕಳು ಏನ್ ಮಾಡ್ತಾರೆ?
1: ಗಂಡಸ ಮಕ್ಕಳು ಇಬ್ಬರೇ ರೀ.
0: ಒಟ್ಟು ಮೂರು ಜನ ಮಕ್ಕಳು?
1: ಮೂರು ಜನ ಅಂದ್ರೆ ಹೆಣ್ಮಗಳು ತೀರ್ಕೊಂಡಾಳಲ್ಲಿ, ನಮ್ಮ ದೊಡ್ಡ ಮಗಳು ಚೊಚ್ಚಲ ಶಕುಂತಲ ಪ್ರಭಾವತಿ ಅಂತೇಳಿ, ಆಕಿಂದು ಎರಡು ಮಕ್ಕಳು ಹುಟ್ಟ್ಯಾವ, ಅವ್ರ ಲಗ್ನ ಮಾಡಿದೆ. ಈಗ ಎರಡು ಗಂಡಸ ಮಕ್ಕಳು ನಮ್ಮ ಲಕ್ಷ್ಮೀ ಶೆಟ್ಟಿ ಒಬ್ಬ ದೊಡ್ಡ ಮಗ, ಅವ ಎಮ್ಎ ಬಿ ಎಡ್, ಅವ ಶಾಂತಿನಿಕೇತನ ಸಾಲಿಗೆ ಅಫ್ಜಲ್ಪುರ್ಕ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾನೆ.
0: ಇನ್ನೊಬ್ರು?
1: ಇನ್ನೊಬ್ಬ ನನ್ನ ಹೆಸರಿಗೆ ರಮಾನಂದ ಐ ಟಿ ಐ ಕಾಲೇಜ್ ಇದೆ,
0: ಎಲ್ಲಿ?
1: ಎಲ್ಲಿ? ಕರ್ಜಿಗೀಗ್ರಿ. ಅಲ್ಲಿ ನಮ್ಮ ರಾಜಕುಮಾರ್ ಅಂತ ಹೇಳಿ ಎರಡನೇ ಮಗ, ಅವ ಅಲ್ಲಿ ಅಲ್ಲಿ ಪ್ರಿನ್ಸಿಪಾಲ್ ಆಗಿ ಕೆಲಸ ಮಾಡ್ತಾನೆ. ಅವರಿಗೆ ದೊಡ್ಡವನ್ನು ಲಗ್ನ ಮಾಡಿದ್ದೇನೆ, ಸಣ್ಣವಂದು ಲಗ್ನ ಮಾಡಿದ್ದೇನೆ. ದೊಡ್ಡವನಿಗೆ ಒಂದು ಗಂಡ, ಒಂದು ಹೆಣ್ಣ. ಸಣ್ಣವನ್ನು ಮಾಡಿದೊಡನೆ ಅವನಿಗೆ ಈಗ ಮೂರು ಹೆಣ್ಮಕ್ಳು, ಒಂದು ಗಂಡ.
0: ಅಂದ್ರೆ ಮೊಮ್ಮಕ್ಕಳ ಜೊತೆ ಆಟ ಆಡ್ಲಿಕ್ಕೆ ಸಾಕಷ್ಟು
1: ಆನಂದ.
0: ಈಗ ನಿಮ್ಮ ಮಕ್ಕಳೆಲ್ಲ ಈಗಿನ ಜನರೇಷನ್ ದವರು ಅಂದ್ರ, ಅವರು ಈಗ ಓದ್ಕೊಂಡಾರ, ಅವರು ಶಿಕ್ಷಣ ರಂಗದಲ್ಲಿ ಕೆಲಸ ಮಾಡ್ತಾ ಇದಾರೆ, ನಿಮ್ಮನ್ನ ಒಬ್ಬ ಕಲಾವಿದರಾಗಿ ಅವರು ನಿಮ್ಮನ್ನ ಹೆಂಗ ನೋಡ್ತಾರ, ನಿಮ್ ಬಗ್ಗೆ ಅವ್ರಿಗೆ ಏನ್ ಅನಿಸ್ತಾರೆ?
1: ಅವ್ರು ಬಹಳ ಗೌರವ ಕೊಡ್ತಾರೆ. ನನ್ನ ಎದುರು ಮಾತಾಡಲ್ರಿ ಅವರು, ಅಷ್ಟು ಸಾರಿ ಕಲಿಸಿದಂದ್ರು. ನಾ ಸ್ವಲ್ಪ ಮುಂಗೋಪಿ ಮನೆಯಲ್ಲಿ,
0: ಸಿಟ್ಟು ನಿಮ್ಗೆ ಜಾಸ್ತಿ,
1: ಸ್ವಲ್ಪ ಮುಂಗೋಪಿ ಆದ್ರೆ ಹೊರಗೆ ಹೋಗ್ತಾರ್ರಿ ಅವರು. ನಾ ಸ್ವಲ್ಪ ಏನು ಸಿಟ್ಟಾದ್ರೂ ನಮ್ಮ ಕುಟುಂಬದಾಗೆ ಏನಿಗಿರಬೇಕಲ್ರಿ, ಸ್ವಚ್ಛರು ಮಕ್ಕಳು ನಮ್ಮನ್ನು ನಾನು ನೋಡ್ಕೋತೀನಿ. ಅವರೆಲ್ಲ ಭಾಳ ಪ್ರೀತಿ ವಿಶ್ವಾಸದಿಂದ ಕಾಣ್ತಾರೆ. ಇದು ನನ್ನ ನಿತ್ಯ ಜೀವನದ ಕೌಟುಂಬಿಕ ಜೀವನ.
0: ನಿಮಗೆ ಸಿಟ್ಟು ಯಾಕೆ ಬರ್ತದೆ ಅಂತೀರಿ? ಯಾಕಂದ್ರೆ ಎಲ್ಲ ನಿಮ್ಮ ಇಷ್ಟದಂಗೆ ಆಗ್ಯದ, ಮತ್ತೆ ಸಿಟ್ಟು ಮಾಡ್ಕೋತೀರಿ?
1: ಸಿಟ್ಟು ಅಂದ್ರೆ ನನ್ನ ಮನಸ್ಸಿನ ಪ್ರಕಾರ ಸ್ವಲ್ಪ ಏನ್ರಿ ಎಡವ ತಡವ ಆಯ್ತು,
0: ವ್ಯತ್ಯಾಸ ಆಗ್ಬಾರ್ದು,
1: ವ್ಯತ್ಯಾಸ ಆಗ್ಬಾರ್ದು.
0: ಹೌದು, ಹಂಗಾದಾಗ ನಿಮ್ಗೆ ಸ್ವಲ್ಪ ಸಿಟ್ಟು ಬರ್ತದೆ,
1: ಬರ್ತದೆ, ಮರ್ತು ಬಿಡ್ತೀರಿ,
0: ಮರ್ತು ಬಿಡ್ತೀರಿ. ಆಯ್ತು, ಈಗ ನಿಮ್ಗೆ ಬಹಳ ಇಷ್ಟ ಆಗಿರುವಂತ ಯಾವ್ದಾದ್ರು ಒಂದು ರಾಜ್ಕುಮಾರ್ ಅವ್ರ ಹಾಡು ನೆನಪು ಮಾಡ್ಕೋರಿ.
1: ನನಗೆ ರಾಜಕುಮಾರ್ನ ಪದಗಳು ಪ್ರೀತಿ ಮಾಡ್ತೀನಿ, ಮತ್ತು ರಾಜಕುಮಾರ್ನ ಸಿನಿಮಾ ನೋಡ್ತೀನಿ. ಸದಾ ಟಿವಿದೊಳಗೆ ರಾಜಕುಮಾರ್ನ ಪಾತ್ರ ಬತ್ತಂದ್ರೆ ಬಹಳ ಹುಸಿ ನಮ್ಮ ಕುಟುಂಬಗಳ
0: ನೋಡ್ಲಿಕ್ಕೆ.
1: ಯಾಕೆ ನೋಡ್ಲಿ?
0: ಈಗ ರಾಜ್ಕುಮಾರ್ ಅವ್ರದೇ ಒಂದು ಹಾಡು ಕೇಳ್ಕೊಂಬರೋಣ ರಮಾನಂದ ಅವರೇ, ಏನಂತೀರಿ?
1: ಆಯ್ತು, ರಾಜಕುಮಾರ್ ಅವರ ಪದ ಕೇಳ್ಕೊಂಡು ಬರೋಣ.
0: ಆತ್ಮೀಯ ಕೇಳಿದ್ರೆ ಒಂದು ಹಾಡು ಹಾಡಿನ ನಂತರ ಮತ್ತ ರಮಾನಂದ ಹಿರೇಜವರ್ಗಿ ಅವರು ನಮ್ಮ ಜೊತೆ ಮಾತಾಡ್ತಾರೆ ಸಮ್ಮುಖದಲ್ಲಿ.

0: ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ. ಸಮ್ಮುಖ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. ನಮ್ ಜೊತೆ ಇದ್ದಾರೆ ಅಫ್ಜಲ್ಪುರ್ ತಾಲೂಕಿನ ಹಿರೇಜೇವರ್ಗಿ ಗ್ರಾಮದ ರಮಾನಂದ್ ಹಿರೇಜೇವರ್ಗಿ ಅವರು. ಇದು ಅವರ ಕಾವ್ಯನಾಮ. ಅವರ ಮೂಲ ಹೆಸರು ಅಂದ್ರೆ ನಿಜವಾದ ಹೆಸರು ರೇವಣ ಸಿದ್ದಪ್ಪ ಮಾಲಿ ಪಾಟೀಲ್ ಅಂತ ಹೇಳಿ. ಈಗಾಗಲೇ ಅವರು ಸಾಕಷ್ಟು ತಮ್ಮ ಪರಿಚಯವನ್ನು ಮಾಡಿದ್ದಾರೆ. ಬಹಳ ಮುಗ್ಧತೆಯಿಂದ ತಮ್ಮ ಬದುಕಿನ ಸಿಹಿ ಕೈ ನೆನಪುಗಳನ್ನ ಅವರು ಹಂಚಿಕೊಳ್ತಾ ಇದ್ದಾರೆ. ಇನ್ನಷ್ಟು ಮಾತಾಡೋಣ. ಈಗ ರಮಾನಂದ್ ಹಿರೇಜೇವರ್ಗಿ ಅವರೇ, ನೀವು ಸಾಹಿತ್ಯದಲ್ಲಿಯೂ ಕೂಡ ಒಂದಿಷ್ಟು ಬರಹಗಳನ್ನ ಮಾಡಿದಿರಿ, ಅಂದ್ರೆ ಸ್ವತಃ ನಾಟಕ ಅಂತೂ ಬರದೇ ಬರೀತೀರಿ, ಹಾಡುಗಳ ಬರೀತೀನಿ ಅಂತ ಹೇಳಿದ್ರೆ, ಅಂದ್ರೆ ಸ್ವತಃ ನೀವೇ ಬರೆದಂತ ಜಾನಪದ ಹಾಡಾಗಿರ್ಬೋದು, ಒಂದಿಷ್ಟು ನೀತಿ ಹೇಳುವಂತ ಹಾಡುಗಳಾಗಿರ್ಬೋದು, ಯಾವ್ಯಾವ ಎಷ್ಟು ಹಾಡುಗಳನ್ನು ಬರೆದಿರಿ?
1: ನಾನು ಇಲ್ಲಿಯವರೆಗೆ 4,500 ಕವನಗಳನ್ನು ಬರೆದವನು. ಅದರಲ್ಲಿ ಒಂದು ಪ್ರಚಲಿತ ಇದೆ ನೋಡಿ, ಅನ್ನವು ತನ್ನಲ್ಲಿರುವ ತನಕ ಎಲ್ಲರೂ ನನ್ನವರೇ ಅನ್ನೋರು. ಅದು ಕರ್ನಾಟಕ ಫೇಮಸ್ ಆಯ್ತು. ಈ ಕಡೆ ಕಡೆ ಬಹಳ ಬರೆದಿದ್ದೇನೆ, ಹಂಗೆ ಬರ್ಕೋತೇ ಇರ್ತೇನೆ. ಎಂತ ಮನುಜನ ಕಂಡನಪ್ಪ ದೇವಲೋಕದ ಮಾನವ, ಜೀವರಾಶಿಗೆ ತುಂಬು ಜೀವನ ತಂದ ಸಕಲ ಒಡೆಯನ. ಎಂತ ಮನುಜನ ಕಂಡನಪ್ಪ ದೇವಲೋಕದ ಮಾನವ, ಜೀವರಾಶಿಗೆ ತುಂಬು ಜೀವನ ತಂದ ಸಕಲ ಒಡೆಯನ. ನಾನು ನನ್ನದು ತಾನು ತನ್ನದು ಎಂಬುದರಿಯದ ದೇವನ, ಯಾರು ಇಲ್ಲದ ಜಾಗದಲ್ಲಿ ಮೌನಗೊಂಡ ಶಿವನ, ಯಾರು ಇಲ್ಲದ ಜಾಗದಲ್ಲಿ ತಪವಗೈದ ಶಿವನ. ಎಂತ ಮನುಜನ ಕಂಡನಪ್ಪ ದೇವಲೋಕದ ಮಾನವ, ಜೀವರಾಶಿಗೆ ತುಂಬು ಜೀವನ ತಂದ ಸಕಲ ಒಡೆಯನ. ಇದು ಹಿಂಗೆ ಮುಂದೆ ಹೋಗಿದೆ ತರಕ ಇಷ್ಟೇ ತರ್ಕೊಳ್ದೇಳಿ ಅನ್ಬೇಕು.
0: ಅಂದ್ರೂ ಇಷ್ಟೆಲ್ಲ ನೆನಪಿಡ್ತೀರಿ, ನಿಮ್ ಮೆಮರಿ ಪವರ್ಗೆ ನಾವು ಎಲ್ಲರೂ ಮೆಚ್ಚಲೇಬೇಕು. ಅಂದ್ರೆ ಅಷ್ಟು ಜ್ಞಾಪಕ ಶಕ್ತಿ ನಿಮ್ದು, ಅಷ್ಟು ಜಾಗೃತ ಆಗ್ಯದ. ಅಂದ್ರೆ ನೀವೇನೇನು ಮಾಡಿರಿ ಕೆಲಸ ಬಹಳ ಶ್ರದ್ಧೆಯಿಂದ ಬಹಳ ಆಸಕ್ತಿಯಿಂದ ಮಾಡಿರಿ ಅಂತ ಇದ್ರ ಮೇಲೆ
1: ಗೊತ್ತಾಗ್ತದೆ.
0: ಈಗ ಎಷ್ಟು ನಾಟಕಗಳು ನೀವು ಭಾಗವಹಿಸ್ತೀರಿ?
1: ನಾನು ಸುಮಾರು 100 ನಾಟಕದಲ್ಲಿ ಹೀರೋ ಅಭಿನಯ ಮಾಡಿದವನು.
0: ಅಂದ್ರೆ ನಾಟಕಗಳಂತಂದ್ರೆ ಈಗ ಅಕ್ಕಲಕೋಟ್ನಾಗಂತೂ ನಡೆದಿದ್ದು ಹೇಳಿದ್ರಿ, ಮತ್ತೆ ಎಲ್ಲೆಲ್ಲಿ ಬೇರೆ ಬೇರೆ ಊರಾಗ ಕಂಪನಿ ಏನಾದ್ರು?
1: ನಮ್ದು ಜೇವರ್ಗಿದೊಳಗೆ 8 ವರ್ಷ ನನ್ನ ನಾಟಕಗಳೇ ಅದು.
0: ಅಂದ್ರೆ ಹಿರೇಜೇವರಿಗೆ,
1: ಹಿರೇಜೇವರಿಗೆ ಪ್ರತಿ ಉಗಾದಿಗೆ ಜಾತ್ರೆ ಆಗ್ತದೆ, ಉಗಾದಿಗೆ ನನ್ನ ನಾಟಕ ಇರ್ತೀವಿ.
0: ಜಾತ್ರೆ ಸಂದರ್ಭದಲ್ಲಿ ಊರವರೆಲ್ಲ ಸೇರ್ಕೊಂಡು ಕಟ್ತಿದ್ರ ನಾಟಕ?
1: ನಾನೇ ಸ್ವಂತ ಖರ್ಚು ಮಾಡಿ ಕಟ್ತಿದ್ದೀವ್ರಿ, ನಾವು ಯಾರಿಗ ರೊಕ್ಕ ಕೇಳ್ತಿದ್ದಿಲ್ಲ, ನಾವೇ ಸ್ವಂತ ಖರ್ಚು ಮಾಡಿದ್ರೆ.
0: ನಿಮ್ದೇ ಸ್ವಂತ ಖರ್ಚು?
1: ಖರ್ಚು. ರಮಾನಂದ ಮಿತ್ರ ಮಂಡಳಿ ಸಂಗೀತ ನಾಟಕ ಕಂಪನಿ.
0: ಕಲಾವಿದರು ಯಾರ್ಯಾರು ಬರ್ತೀವಿ?
1: ನಾ ಸೇರ್ಪಡೆ ಮಾಡ್ತೀನಿ.

0: ಗೊತ್ತಿದ್ರಿ
1: ಅಂದ್ರೆ ಊರಾಣ ಅವ್ರೆ
0: ಊರಾಣ ಅವ್ರ ಅದ್ರಾಗ ಪರಿಣಿತಿ ಇದ್ದವ್ರೆ,
1: ಅಂದ್ರೆ ಆಸಕ್ತಿ ಇರೋರು, ಸ್ವಲ್ಪ ರಂಗಭೂಮಿ ಬಗ್ಗೆ ಗೊತ್ತಿರೋರು, ನಟನೆ ಆಸಕ್ತಿ ಇರೋರು ಬರ್ತಿದ್ರು. ಅಲ್ಲೆಲ್ಲ ಹೆಂಗ್ ನಡೀತೈತಿ, ಎಲ್ಲ ತಾಲೀಮ್ ಹೆಂಗ್ ನಡೀತೈತ್ರಿ?
0: ತಾಲೀಮ್ ಎಲ್ಲ ಚಂದ ಮಾಡ್ತಿದ್ರಿ. ನಮ್ಮ ತೋಟದಲ್ಲಿ ಹಿಟ್ಟಿನ ಗಿರಣಿ ಇತ್ತು ನಮ್ದು ಅವಾಗ. ಆ ಹಿಟ್ಟಿನ ಗಿರಣಿ ಟೈಮ್ನಾಗೆ ಹಿಟ್ಟು ಬೀಸಲಿಕ್ಕೆ ಬರಕ್ಕಿಂತ ಪೈಲ ನಾವು ಪ್ರಾಕ್ಟೀಸ್ ಮಾಡ್ತಿದ್ದೆವು. ಪ್ರಾಕ್ಟೀಸ್ ಮಾಡೋಣ ಮತ್ತೆ ಹಿಂದಿನ ಕಡೆ ಹಿಟ್ಟಿನ ಗಿರಣಿ ನಡಂಗ್ ನಡೀತಿ.
1: ಅಂದ್ರೆ ಕೆಲಸದ ಜೊತೆಗೆ ನಿಮ್ದು ಹವ್ಯಾಸನು ನಡೀತಿತ್ತು?
0: ನಡೀತಿತ್ತು,
1: ಎರಡೂ ಮಾಡ್ತಿದ್ರೆ.
0: ನಮ್ಮ ತಮ್ಮ ಗುಂಡಾ ಪಾತ್ರದಲ್ಲಿ ಅಭಿನಯ ಮಾಡಿದ ಅನುಪಮ ಅಂತ ಕಾವ್ಯನಾಮ ಅವ, ಇಂದು ಇಲ್ಲ ಜಗತ್ತಿನಲ್ಲಿ, ತೀರ್ಕೊಂಡಿದ್ದಾನೆ.
1: ಅವರು ನಾಟಕ ಮಾಡ್ತಿದ್ರು,
0: ಅವ್ರು ನಾಟಕ ವಿಲನ್ ಕ್ಯಾರೆಕ್ಟರ್, ನಾನು ಹೀರೋ ಅವ ವಿಲನ್. ಅವ ತೀರ್ಕೊಂಡ ನಂತರ ನನ್ನ ಬಲಗೈನೇ ಸುಟ್ಟಂಗಾಯ್ತು.
1: ಇಬ್ರು ಸೇರಿ ಬಹಳ ಒಂದು ಒಳ್ಳೆ ನಾಟಕ ಕಟ್ತಿದ್ರು.
0: ಕಟ್ತಿದ್ರು, ಸುತ್ತೆಲ್ಲ ಮಂದಿ ನೋಡ್ಲಿಕ್ಕೆ ಬರ್ತಿದ್ರು. ಅಂತಮ್ರು ನಾಟಕ ನೋಡ್ಬೇಕು, ಏನು ಗುಂಡಾ ಏನು ಹೀರೋ ಅತಿ ಹಿಂಗ ಅನ್ಕೋತೇ ಬರ್ತಿದ್ರು. ಅಷ್ಟು ಫೇಮಸ್
1: ನಾಟಕ.
0: ನಾಟಕ
1: ಬಹಳಷ್ಟು ಕಾಲ ಬದಲಾಗಿದೆ ಈಗ, ಮೊದ್ಲಿನಂಗ ಕಾಲ ಇಲ್ಲ ಅಂತಾರ. ನಿಮ್ಮಂತ ಹಿರಿಯರು, ವಯಸ್ಸಾದವರು, ಅನುಭವ ಇರುವಂತವ್ರು, ನಮ್ ಕಾಲನೇ ಬೇರೆ ಇತ್ರಿ ಅಂತಾರ. ನೀವು ಈಗಿನ ಕಾಲವನ್ನ ಹೆಂಗ್ ನೋಡ್ತೀರಿ? ನಿಮ್ಗೆ ಯಾವಾಗ ಚಲೋ ಅನಿಸ್ತದ? ನಿಮ್ಗೆ ಏನ್ ಅನಿಸ್ತದ?
0: ನಮ್ಗೆ ಏನ್ ಅನಿಸ್ತದ ಅಂದ್ರೆ, ಎಲ್ಲರೂ ಹೋಗೋರು ಒಂದಿನ ಚಂದಾಗಿರ್ಬೇಕು ಇರತನ. ನಾ ನಿನ್ನೆ ಬರೆದಿದ್ದೆ, ಯಾರಿಗ ಬರಬಲ್ಲ ಬಡತನ, ಚಿಂತ್ಯಾಕ ಮಾಡಬೇಕು ಹೋಗತನ, ಎಂದೂ ಬೇಡಬೇಡದು ಸೇರಿತಾನ, ಯಾವುದು ಇರುವಲ್ಲ ಕಡಿತಾನ. ನಡೆಯೋರು ಇಲ್ಲ ಜಗದಾಗ, ದುಡಿಯೋರು ಇಲ್ಲ ಹೊಲದಾಗ, ನ್ಯಾಯವಂತರಿಲ್ಲ ಊರಾಗ, ಜಗಳ ಬಿಡಿಸವ್ರಿಲ್ಲ ಕೇರ್ಯಾಗ, ಚಂದಿಲ್ಲ ಅಂತಮ್ರು ಮನ್ಯಾಗ, ಹೇಳವ್ರಿಲ್ಲ ಚಂದ ಓಣ್ಯಾಗ. ಹಿಂಗೆ ಜಗತ್ತಿನ ತುಂಬಾದ್ರಿ, ಪ್ರತಿಯೊಬ್ಬರ ಮನ್ಯಾಗ ಅಂತಮ್ರಿದ್ರು ಚಂದಿಲ್ಲ.
1: ಹೌದು,
0: ಒಬ್ರಿಗೊಬ್ರು ಮಾತಾಡಲ್ಲ, ಹೆಣ್ಮಕ್ಳು ಮಾತಾಡಲ್ಲ. ಇದನ್ನ ನೋಡಿ ನನಗೆ ವಿಚಿತ್ರ ಅನಿಸ್ತದೆ, ನಮ್ಮ ಮನೆಗೆ ಪಾಠ ಕಲಸಮೆ ಅನ್ನೋಂತ ಅನಿಸ್ತಾವ್ರಿ ಕರ್ಕೊಂಡು. ನಿಮಗೆ ಹೇಳಮ್ಮ, ಯಾರೇ ಆಕಸ್ಮಿಕ ನಿಮ್ಮಂತ ಆತ್ಮೀಯರು ಸಹೃದಯರು ಸಿಕ್ಕರೆ ಮನೆಗೆ ಹೋಗಿ ಅವ್ರು ಕೂಡ ನಮ್ಮ ಕಟಿ ರೊಟ್ಟಿ ಚಟ್ನಿ ಅವ್ರು ಕೂಡ ಊಟ ಮಾಡಿಸಿ ಒಂದಿನ ಇರಿಸಿ ಬಿಡಬೇಕು ಅಂತ ನನಗೆ ಅನಿಸ್ತದೆ.
1: ಅಂದ್ರೆ ನೀವು ಈಗಿನ ಕಾಲನೂ ಮೆಚ್ಚಿಕೊಂಡಿರಿ ಅಂದಂಗಾಯ್ತು. ಈಗಿನೂ ಚಲೋ ಅದ, ಅವಾಗ್ನೂ ಚಲೋ ಇತ್ತು ಅಂತೀರಿ. ಮತ್ ಕೆಲವೊಬ್ರು ಹಿರಿಯರು ನಮ್ಮ ಕಾಲ ಬಹಳ ಚಲೋ ಇತ್ತು ಅಂತಾರಲ್ಲ, ಅದಕ್ಕೇನಂತೀರಿ?
0: ತಾವು ಇದ್ದಂಗ ಇರ್ತದ್ರಿ, ನಾವು ಚಲೋ ಇದ್ರೆ ನಮ್ಗೆ ಚಲೋ ಕಾಣಿಸ್ತದೆ. ನಾವು ಸುಮಾರು ಇದ್ದೇವಂದ್ರೆ ಅದು ಕಾಲನು ಸುಮಾರು ಕಾಣಿಸ್ತದೆ. ನನಗೆ ಚಂದೇ ಕಾಣಿಸ್ತದೆ ಕಾಲ.
1: ನಿಮ್ಗೆ ಈಗೂ ಸಂತೋಷ ಅದ?
0: ಯಾವಾಗ್ನು ಸಂತೋಷ.
1: ಈಗ ಅಂದ್ರೆ ಕಲಾವಿದ ಯಾವಾಗ್ಲೂ ಬಡವ ಅಂತ, ಯಾಕಂತಂದ್ರೆ ಅವನ ಕಲೆ ಅವನ ಹೊಟ್ಟೆ ತುಂಬಿಸ್ಲಿಕ್ಕೆ ಎಷ್ಟೋ ಸಂದರ್ಭದಲ್ಲಿ ಆಗೋದಿಲ್ಲ ಅಂತ ಹೇಳ್ತಾರೆ. ನಿಮ್ಮ ಜೀವನದಾಗ ಇದು ಹೆಂಗ್, ಕಲೆಯನ್ನ ನಂಬ್ಕೊಂಡು ಇಡೀ ಜೀವನ ನೀವು ಬದುಕಿದಂತವ್ರು? ಹೌದಾ? ನಿಮ್ದು ಊರಾಗ ಮೊದಲ ಗೌಡಿಕೆ ಇದ್ರು ಕೂಡ ಕ್ರಮೇಣ ಅದು ಕಡಿಮೆ ಆಯ್ತು ಅಂತ ಹೇಳಿದ್ರಿ, ಬಡತನ ಬಂತು ಅಂತ ಹೇಳಿದ್ರಿ. ಕಲಾವಿದನಾಗಿ ನೀವು ಆನಂದವಾಗಿದ್ದೀರೋ ಈ ದುಡ್ಡಿನ ವಿಚಾರ? ಯಾಕಂತಂದ್ರೆ ಮನಿ ನಡೆಸ್ಬೇಕು, ನಿಮ್ಮ ಮಕ್ಕಳಿಗೆ ಎಜುಕೇಶನ್ ಕೊಡಿಸ್ಬೇಕು, ಇಂಥವೆಲ್ಲ ಬಂದಾಗ ರೊಕ್ಕ ಹೊಂದ್ಸೋದು ಭಾಳ ಕಷ್ಟ. ಈ ಕಷ್ಟದ ದಿನಗಳನ್ನ ನೆನೆಸ್ಕೊಂಡು ನಿಮ್ಗೆ ಏನ್ ಅನಿಸ್ತದೆ?
0: ನಮ್ಗೆ ನಿಜಕ್ಕೂ ನೋಡಿದ್ರಿ, ನಾ ಕಷ್ಟವನ್ನು ಸೂಚಿಸಿದ್ದೇನೆ. 8 ವರ್ಷ ಒಕ್ಕಲುತನ ಮಾಡಿದ್ದೆ, ನಾ ಗಳೆ ಹೊಡೆದಿದೆ, ನೇಗಿಲು ಹೊಡೆದಿದೆ, ಎಲ್ಲಾ ಮಾಡಿ ತೋರಿಸದೆ. ನಾಟಕಕ್ಕೆ ಬೇಡಲಿಕ್ಕೆ ಹೊಲಕ್ಕೆ ಬರ್ಲಿಕ್ಕತ್ರ ಮಂದಿ ಬೇಲೂರದವ್ರು. ಹೀಗಾಗಿ ನಾ ನಾಟಕ ಅದು ಹೊಲ ಬಿಡಬೇಕಾಯ್ತು.
1: ಮತ್ತೆ ಈ ಕಡೆ ಬಂದ್ರೆ,
0: ಈ ಕಡೆ ಬಂದ್ರೆ
1: ಈಗ ರೊಕ್ಕ ಹೊಂದ್ಸೋದಾಗಿರ್ಬೋದು, ಈಗ ಮಕ್ಕಳಿಗೆಲ್ಲ ಎಜುಕೇಶನ್ ಕೊಡಿಸಿದ್ರೆ ಚಂದ, ಜೀವನ ನಡೆಸ್ಲಿಕ್ಕೆ ಹೆಂಗ್ ಕಷ್ಟ ಆಯ್ತೋ ಹೆಂಗಾಯ್ತು?
0: ನನಗೆ ನಿಜಕ್ಕೂ ಕಷ್ಟ ಆಗಿಲ್ಲ
1: ದುಡ್ಡಿನ ವಿಚಾರ.
0: ದುಡ್ಡಿನ ವಿಚಾರದಲ್ಲಿ ನನ್ನ ಮ್ಯಾಗೆ ಜನ ಬಹಳ ಪ್ರೀತಿ ಅದ್ರಿ. ಅದಾಗಿ ಏನಂದ್ರೆ, ಜುಗದೊಳಗಿರೋದವರು ಜಗದೊಳಗೆ ಹಾಕು, ಒಬ್ರಿಗೊಬ್ರು ಜುಗನೇ ಇದ್ರೆ ಜಗತ್ತಿನ ಹುಟ್ಟಬೇಡದವ್ರು. ನಾ ಹೇಳ್ಕೊ ತಿಳ್ಕೊಂಡಿದ್ದೆ
1: ಅಂದ್ರೆ ಒಬ್ರಿಗೊಬ್ರು ಸಹಕಾರ ಕೊಡ,
0: ಸಹಕಾರ ಕೊಡು. ಜುಗದೊಳಗೆ ಇರೋದವರು ಜಗದೊಳಗೆ ಹಾಕು, ಜಗಜ್ಯೋತಿ ಬಸವಣ್ಣ ಏನು ಹಾದು, ಅವಂದೇ ಬೆಳಕು ಜಗತುಂಬು, ಶಾಂತಿಯ ತಾತನು ಮಹಾತ್ಮನು, ಕ್ರಾಂತಿಯ ಉಸಿರು ಅವರಾತ್ಮ ಅಮರಾತ್ಮ. ಇದು ಒಂದು ಉದ್ದ ಕವನೆ ಬರೆದು ಬಿಟ್ಟಿದ್ರು.
1: ಅಂದ್ರೆ ಸಹಕಾರ ಇರ್ಬೇಕು ಒಬ್ರಿಗೊಬ್ರು, ಹಂಗಿದ್ದಾಗ ಯಾರು ಕಷ್ಟದಾಗ ಇರ್ಲಿಕ್ಕೆ ಆಗಂಗಿಲ್ಲ ಅಂತೀರಿ. ಎಷ್ಟು ಖುಷಿಯಾಗಿದ್ದೀರಿ ಇಷ್ಟೆಲ್ಲ ಮಾಡಿರಿ, ಈಗ 78 ವಯಸ್ಸಕ್ಕಿಂತ ಹೆಚ್ಚವ ಅಂತ ಹೇಳಿದ್ರಿ, ಇದರ ಗುಟ್ಟೇನು?
0: ಏನು ಕಾರಣ ಅಂದ್ರೆ, ಚಿಂತೆ ಮಾಡಲಾರ್ದೆ ಕಾರಣ. ಮನುಷ್ಯ ಚಿಂತೆ ಐತಂದ್ರೆ ಯಾವ್ದಾದ್ರೂ ರೋಗ ಉತ್ಪನ್ನ ಆಗ್ತದೆ ಮನುಷ್ಯಗ. ಹಿಂಗದ, ಮನುಷ್ಯನ ಶರೀರಕ್ಕೆ ಮಲಮೂತ್ರ ವಿಸರ್ಜನೆ ಸರಿಯಾಗಿ ಆಗ್ಬೇಕು. ನಾ ತಿಳ್ಕೊಂಡಿದ್ದು ಮಲಮೂತ್ರ ವಿಸರ್ಜನೆ ಹೊಟ್ಟೆ ಹಿಡಿತು ಹೊಟ್ಟೆ ಕಡ್ಲಿಕ್ಕೆ ಅಂತ ಅಂದ್ರೆ ಅವ ದೌಡು ಜಿಗಿತನ ಅಂತ ನಾವು ತಿಳ್ಕೊತೀವಿ.
1: ಏನಾದ್ರೂ ಒಂದು ಬರ್ತದ ಕಾಯಿಲೆ ಬರ್ತದ,
0: ಕಾಯಿಲೆ ಬರ್ತದ. ಆದ್ರೆ ನನಗೆ ಇನ್ನೂವರೆಗೆ ಯಾವ್ದು ಕಾಯಿಲೆ ಇಲ್ಲ. ಲಘುವಿ ಏ ಸಲ ಬರ್ತದ ಆ ಸಲ ಪಟ್ಟಣೆ ಹೋಗ್ಬೇಕು.
1: ಹಿಡಿಬಾರ್ದು
0: ಹಿಡಿಬಾರ್ದು ಜರ ಹಿಡಿದ್ರೆ ರೋಗ ಉತ್ಪನ್ನ ಆಗ್ಲಿಕ್ಕೆ ಚಾಲು ಆಗ್ತದೆ.

0: ಮಕ್ಕಳು ಕೂಡ ನಮ್ಮ ಹೆಂಡರು ನಮ್ಮ ಸಜ್ಜರು ಎಲ್ಲ ಚೈತನ್ಯದಾಗಿರಬೇಕು, ಚಿಂತೆ ಮಾಡಬಾರದು. ಇದು ನಾ ಯಾವಾಗಲೂ ಬೋಧನೆ ಮಾಡ್ತೀನಿ.
1: ಊಟ ಏನೇನು ಮಾಡ್ತೀರಿ?
0: ಊಟ ನಾನು ಇನ್ನ ಹೊತ್ತು ಹೊಂಟ್ರಲ್ಲಿ ನಮ್ಮ ಸಜ್ಜರು ಊಟ ಮಾಡಿಸ್ತಾರೆ. ಚಪಾತಿ, ಕಾರ್ಬೇಳಿ, ಶೇಂಗದ ಹಿಂಡಿ ಮತ್ತು ಅನ್ನ ಮತ್ತು ನಿಂಬಿಕಾಯಿ ವಾಪರಿಸ್ತೇನೆ ಊಟದಲ್ಲಿ. ಪ್ರತಿಯೊಂದು ಊಟಿಗೆ ಒಂದು ಎರಡು ನಿಂಬಿಕಾಯಿ. ನಿಂಬಿಕಾಯಿ ಎಲ್ಲಾರು ಊಟ ಇಲ್ಲ ಅಂದ್ರೆ ಹೊಟ್ಟಿ ಪೂರ್ಣ ಜಾಡ್ನಿ ಆಗ್ತದೆ. ನನ್ನ ಪ್ರಕೃತಿನೇ ಭಯಂಕರ ಆರಾಮ
1: ಆರಾಮ. ಅದ್ರ ಎಲ್ಲ ದೇಸಿ ಊಟ, ಕಾರ್ಬೇಳಿ, ಪುಂಡಿ ಪಲ್ಯ, ರೊಟ್ಟಿ, ಶೇಂಗಾದಿಂಡಿ, ಮೊಸರು,
0: ಮೊಸರು ಮಜ್ಜಿಗೆ
1: ಎಲ್ಲ ಎಲ್ಲ ಊಟ ಮಾಡ್ತೀರಿ?
0: ಎಲ್ಲ ಊಟ ನನ್ನಂತೆ ಎಲ್ಲರೂ ಮಾಡಿ ಅಂತ ಹೇಳಿ ನನ್ನ ಅಭಿಪ್ರಾಯ.
1: ಸಹಜವಾದ ಊಟ ಇರಲಿ ಅಂತ ಹೇಳ್ತೀರಿ?
0: ಸಹಜವಾದ.
1: ಈಗ ನೀವು ನೋಡಿದ್ರೆ ಇಷ್ಟು ಯಂಗ್ ಅಂಡ್ ಎನರ್ಜೆಟಿಕ್ ಇದ್ದೀರಿ. ಈಗಿನ ಕೆಲವು ಯುವಕರು ಇಷ್ಟು ಆಕ್ಟಿವ್ ಆಗಿರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸುಸ್ತು ಇರ್ತದ, ಹೆಂಗೋ ಕೂಡ್ತಾರ, ಏನೋ ಮಾಡ್ತಾರ, ಯಾವುದೋ ಏನೋ ಆಹಾರ ತಿಂತಾರ. ಅಂತ ಯಂಗ್ಸ್ಟರ್ಸಿಗೆ ಅಂದ್ರೆ ಯುವ ನವ ಯುವಕರಿಗೆ, ಯುವಕರಾಗಿರ್ಬೋದು ಯುವತಿಯರಾಗಿರ್ಬೋದು, ಅಂತವರಿಗೆ ನೀವು ಏನು ಹೇಳ್ತೀರಿ?
0: ಅವರಿಗೆ ಅಂದ್ರೆ ತಂದು ಹೊಟ್ಟಿ ಹಿಡಿದಷ್ಟೇ ಊಟ ಮಾಡಬೇಕು. ತನಗೆ ಬೇಕನಿಸದೇ ತಿನ್ನಬೇಕು. ಬೇಡಾದ ವಸ್ತು ಮುಟ್ಟಬಾರದು. ನಾ ಹೇಳ್ಬೇಕಂದ್ರೆ ಅಂದ್ರೆ ಅದು ಆರೋಗ್ಯಯುತವಾಗ್ತದೆ ಮನುಷ್ಯಾಗೆ. ಬೇಡಾದ ಏನ್ರಿ ತಿನ್ಲಿಕ್ಕೆ ಹೋಗೋಣ, ಅದು ಇದು ಆಗ್ತದೆ. ಕೆಲವರು ಸ್ಮೋಕಿಂಗ್ ಮಾಡ್ತಾರೆ, ಅವ್ರ ಬಗ್ಗೆ ಬಹಳ ಪದಗಳನ್ನು ಬರೆದಿದ್ದೇನೆ. ಏನು ಆದರೆ ಅದು ಉಪಯೋಗ ಇಲ್ಲ. ಇಂಥ ಒಂದು ರೀತಿಯಲ್ಲಿ ಬೆಳೆದು ಬಂದವನು. ನನ್ನ ಪರಿಸರ, ನನ್ನ ಮಕ್ಕಳು, ಅಣ್ಣ ತಮ್ಮರು ಎಲ್ಲ ಸರಿಯಾಗಿ ತಮ್ಮ ತಮ್ಮ ಕಾಯಕದಲ್ಲಿ ಚೆನ್ನಾಗಿ ಬಾಳ್ವೆ ಮಾಡ್ತಾ ಇದ್ದಾರ್ರಿ. ಬಹಳ ಸಂತೋಷ ಇದೆ.
1: ಈಗ ರಮಾನಂದ ಹಿರೇಜ್ ಅವ್ರಿಗೆ ಅವರೇ ನಿಮ್ಗೆ ಸಾಕಷ್ಟು ಜನ ಬೆಳೆಸ್ಯಾರ ಅಂತ ಹೇಳಿದ್ರೆ ಅಗಳೊಂದು ಮಾತು ಅಂದ್ರೆ ಎಲ್ಲರೂ ಗೌರವ ಕೊಡ್ತಾರೆ, ನನ್ನ ಕಲೆಯನ್ನು ಮೆಚ್ಕೊಂಡಿದ್ದಾರೆ, ನನಗೆ ಸಹಕಾರ ನೀಡಿದ್ದಾರೆ, ಸಹಾಯನೂ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರೆಲ್ಲ ಈ ಕಾರ್ಯಕ್ರಮ ಕೇಳ್ತಿರ್ಬೋದು. ಎಲ್ಲರಿಗೆ ಅಂದ್ರೆ ನಿಮ್ಮ ಹಿರೇಜ್ ಅವರಿಗೆ ಜನರಾಗಿರ್ಬೋದು, ನಿಮ್ಮ ಅಭಿಮಾನಿಗಳಾಗಿರ್ಬೋದು, ನಿಮ್ಮ ಆ ಕಾಲದ ಗೆಳೆಯರಾಗಿರ್ಬೋದು, ಕೆಲವರು ಇರ್ಬೋದು ಈಗಲೂ ಕೂಡ, ಆಮೇಲೆ ನಿಮ್ಮ ಮಕ್ಕಳು, ನಿಮ್ಮ ಸೊಸೆಯಂದ್ರು ಅವರೆಲ್ಲ ನಿಮಗೆ ಊಟಕ್ಕೆ ಬೆಳಿಗ್ಗೆ ಜಲ್ದಿ ಕೊಡ್ತಾರೆ, ಅದರಿಂದ ನಾನು ಆರಾಮಾಗಿದ್ದೀನಿ ಅಂತ ಅವರನ್ನೆಲ್ಲ ನೆನಪು ಮಾಡ್ಕೊಂಡ್ರಿ. ಹಾಗೆ ಎಲ್ಲ ಮಾಧ್ಯಮ ಮಿತ್ರರನ್ನು ನೆನೆಸ್ಕೊಂಡ್ರಿ. ಅವರಿಗೆಲ್ಲ ಒಬ್ಬ ಕಲಾವಿದನಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ?
0: ನಾನು 2003 ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರಥಮ ಸಮ್ಮೇಳನ ಅಧ್ಯಕ್ಷೆಯಾಗಿ ತೆರೆದ ಜೀಪಿನಲ್ಲಿ ಮೆರವಣಿಗೆ ಆಯಿತು ಅಫ್ಜಲ್ಪುರದಲ್ಲಿ. ಆ ವೇಳೆಯಲ್ಲಿ ಸುಮಾರು 100,000 ಇತ್ತು. ಎಲ್ಲರೂ ಹೂವಿನಾರ ಶಾಲು ಹೊತ್ತಿದ್ರು. ಆಗ ನೋಡಿ ಅನೇಕರು, ಪ್ರತಿಯೊಬ್ಬರು ಅಂಗಡಿಯವರು ಕೂಡ ತಾಲೂಕಿನಲ್ಲಿ ತೇಜಿನ ಮ್ಯಾಗ ಬಂದು ಹೂವಿನಾರ ಹಾಕು. ತೆರೆದ ಜೀಪಿನಾಗ ನಾನು ನಿಂತಿದ್ದೆ, ಮೆರವಣಿಗೆ ನಡೀತಿತ್ತು.
1: ಸಮ್ಮೇಳನ ಅಧ್ಯಕ್ಷರಾಗಿದ್ರಿ?
0: ಸಮ್ಮೇಳನ ಪ್ರಥಮ ಸಮ್ಮೇಳನ ಅಧ್ಯಕ್ಷರಿ.
1: ಹೌದೌದು.
0: ಅಲ್ಲಿಂದ 2008 ಕರ್ನಾಟಕ ನಾಟಕ ಅಕಾಡೆಮಿ ರಂಗ ಪ್ರಶಸ್ತಿ ಪುರಸ್ಕಾರ ಆಯ್ತು ನನಗೆ. ಕೆ ಎಸ್ ಈಶ್ವರಪ್ಪ ಇಂಧನ ಸಚಿವರಿದ್ರು. ಆಗ 5 ಭಾಷಾ ಸಿನಿಮಾ ನಟಿ ಜಯಂತಿ ಶಿವಮೊಗ್ಗಕ್ಕೆ ಅವರೇ ಉದ್ಘಾಟಕರಾಗಿ ಬಂದಿದ್ರು
1: ಸಮಾರಂಭಕ್ಕೆ.
0: ಆ ಸಮ್ಮುಖದಲ್ಲಿ ನನಗೆ ಸನ್ಮಾನ, ಪಾರಿತೋಷಕ, ಶಾಲು ಸನ್ಮಾನ ಎಲ್ಲ ಆಯಿತು. ಇದನ್ನು ನೋಡಿ ನನಗೆ ಜನರಿಂದ ಮತ್ತು ಅನೇಕ ಜನರು, ಎಲ್ಲೇ ಒಂದು ಫಂಕ್ಷನ್ ಅಥವಾ ಈ ಪ್ರತಿ ಅಮಾಸಿಗೆ ನಾ ಗತ್ತರಿಗೆ ಭಾಗಮತಾಗಿ ನಡೆಸ್ಕೋತೀನಿ, ಎಲ್ಲರಿಗೂ ನನ್ನ ಹೃತ್ಯಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸದೇ ಇದ್ದರೆ ಮಹಾ ಚ್ಯುತಿ ಆದೀತು ಅಂತ ನನಗನ್ನಿಸ್ತದೆ.
1: ಅಂತಂದ್ರೆ ಅವರೆಲ್ಲರ ಪ್ರೀತಿ ಸಹಕಾರ
0: ನನಗೆ
1: ನಿಮ್ಗೆ ಅದ ಅಂದಂಗಾಯ್ತು.
0: ಬಾಳಿನುದ್ದಕ್ಕೂ ಮಾರ್ಗದರ್ಶನ.
1: ಆತ್ಮೀಯ ಕೇಳುಗರೆ, ಇವಾಗಿದ್ವು ಶ್ರೀಯುತ ರಮಾನಂದ ಹಿರೇಜ್ ಅವರಿಗೆ ಅವರ ಅನುಭವದ ಮಾತುಗಳು. ರಂಗಭೂಮಿ, ರಂಗ ಸಾಹಿತ್ಯ, ಜಾನಪದ ಹಾಡುಗಳು, ರಂಗ ನಟನೆ ಮುಂತಾದ ವಿವಿಧ ಪ್ರಕಾರಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ಒಂದು ನೆಮ್ಮದಿಯ ಬದುಕನ್ನ, ಸಾರ್ಥಕ ಬದುಕನ್ನ ಇಲ್ಲಿಯವರೆಗೆ ಅವರು ತಮ್ಮ ಮಕ್ಕಳು ಸೊಸೆಯಂದರು, ಅವರ ಧರ್ಮಪತ್ನಿ, ಮೊಮ್ಮಕ್ಕಳ ಜೊತೆಯಲ್ಲಿ ಆನಂದದ ಜೀವನವನ್ನ ಈಗಲೂ ಕೂಡ ಕಳೀತಾ ಇದ್ದಾರೆ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ಅವರು ಬಂದು ನಮ್ಮ ಜೊತೆ ಅವರ ಜೀವನದ ಹಳೆಯ ನೆನಪುಗಳನ್ನ ಹಂಚಿಕೊಂಡಿದ್ದಕ್ಕಾಗಿ ರಮಾನಂದ ಹಿರೇಜ್ ಅವರಿಗೆ ಅವರೇ ತಮಗೆ ಮತ್ತೊಮ್ಮೆ ಆತ್ಮೀಯವಾದಂತ ಧನ್ಯವಾದ. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ಸಮ್ಮುಖದಲ್ಲಿ ಹಿರಿಯ ರಂಗ ಕಲಾವಿದರಾದ ರಮಾನಂದ ಹಿರೇಜೇವರ್ಗಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಲಕ್ಷ್ಮೀಕಾಂತ್ ಪಾಟೀಲ್. ಸಮ್ಮುಖ ಕೇಳಿದಿರಿ.

0: ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ.
1: ಆಕಾಶವಾಣಿ ರೂಪಕ ತವರೂರ ಹಾದಿಲಿ

0: ರಚನೆ ಡಾ ವಿಜಯಲಕ್ಷ್ಮಿ ಮನಾಪುರ, ಸಂಗೀತ ಜಿ ಪುಷ್ಪಲತಾ.
1: ನೀರ ಮೇಲೆ ನೀರು ನೀರಾಚೆ ತಾವರೆ ತಾವರೆಯಾಚೆ ತವರೂರು.
2: ಮನುಷ್ಯ ತನ್ನೊಳಗಿನ ಭಾವನೆಗಳಿಗೆ ಶಬ್ದಗಳ ರೂಪ ತೊಡಿಸಿ ಜೀವನದ ಸುಖ ದುಃಖಗಳ ಎಲ್ಲ ಕ್ಷಣಗಳನ್ನು ಹೊರಹೊಮ್ಮಿಸಲು ಕಂಡುಕೊಂಡ ಶಾಬ್ದಿಕ ರೂಪವೇ ಜನಪದ ಸಾಹಿತ್ಯ. ಅದೇ ನಮ್ಮ ಸಂಸ್ಕೃತಿಯ ಮೂಲ. ಇದರಲ್ಲಿ ಜನಪದರ ಜೀವನ ಮೌಲ್ಯಗಳು ತಾನೇ ತಾನಾಗಿ ಬಿಚ್ಚಿಕೊಳ್ಳುತ್ತವೆ. ಅದರಲ್ಲೂ ಹೆಣ್ಣಿನ ಬಾಳಿನ ವಿವಿಧ ಮಜಲುಗಳು ಜನಪದ ಸಾಹಿತ್ಯದ ಜೀವಸೆಲೆಯೆಂದರೆ ಅತಿಶಯೋಕ್ತಿಯಲ್ಲ. ಹೆಣ್ಣಿನ ಜೀವನದ ಸುಖ ಸಂತೋಷ ದುಃಖ ದುಮ್ಮಾನಗಳನ್ನು ಬಿಂಬಿಸುವ ಗೀತೆಗಳನ್ನು ಜನಪದ ಸಾಹಿತ್ಯದಲ್ಲಿ ವಿಪುಲವಾಗಿ ಕಾಣಬಹುದು. ಅದರಲ್ಲೂ ತವರಿನ ಪ್ರೀತಿ ವಾತ್ಸಲ್ಯದ ತುಡಿತವನ್ನು ಜನಪದ ಗೀತೆಗಳಲ್ಲಿ ಯಥೇಚ್ಛವಾಗಿ ಕಾಣಬಹುದು. ಜನಪದ ಸಾಹಿತ್ಯದಲ್ಲಿ ಬಳಕೆಯಾಗಿರುವ ತವರು ಎನ್ನುವ ಪದವೇ ಭಾವನಾತ್ಮಕವಾದುದು. ಹೆಣ್ಣಿಗೆ ಜನ್ಮವಿತ್ತ ತಾನ, ತಾನ್ ಹುಟ್ಟಿ ಬೆಳೆದ ನೆಲೆ, ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಅತ್ತಿಗೆಯನಾದಿನಿ, ಇಷ್ಟಕ್ಕೆ ತವರು ಸೀಮಿತಗೊಳ್ಳದೆ ತವರಿನ ಜನ ದನಕರುಗಳು ಬಯಲು ಬೆಟ್ಟಗಳು ಕೆರೆ ತೊರೆಗಳು ಮುಂತಾಗಿ ಅಮೂರ್ತ ಬಾಂಧವ್ಯಗಳ ಒಟ್ಟು ಮೊತ್ತವಾಗಿ ತವರು ಮೌಲ್ಯ ತುಂಬಿಕೊಂಡಿದೆ. ಹೆಣ್ಣು ಮದುವೆಯಾಗಿ ಗಂಡನ ಮನೆಗೆ ಹೋದ ಮೇಲೆ ತವರು ಅವಳ ಮನಸ್ಸಿನ ಅದಮ್ಯ ಬಯಕೆಯಾಗಿ ಕಾಡುತ್ತದೆ. ತಾಯಿಯಿಲ್ಲದೆ ತವರಿಲ್ಲ ಎನ್ನುವ ಮಾತಿನಲ್ಲಿ ತಾಯಿ ಮತ್ತು ತವರಿನ ನಡುವೆ ಅಂಟಿದ ನಂಟಿನ ಬಂಧುತ್ವದ ಬಳ್ಳಿಯನ್ನು ಅದರ ಬಾಂಧವ್ಯದ ಬೆಸುಗೆಯನ್ನು ಜನಪದರು ಕಂಡುಕೊಂಡಿದ್ದಾರೆ. ಹುಟ್ಟಿದ ತಾಣ, ಹಡೆದವರ ಸಖ್ಯ, ಒಡಹುಟ್ಟಿದವರೊಡನೆಯ ಒಡನಾಟ

ಪರಸ್ಪರ ಹಂಚಿ ಉಂಡ ಪರಿ, ಹೆಜ್ಜೆ ಹಾಕಿ ಓಡಾಡಿದ ಹಟ್ಟಿಯ ಅಂಗಳ, ನೆರೆಹೊರೆಯವರೊಂದಿಗಿನ ಸ್ನೇಹಭಾವ, ಈ ಎಲ್ಲವುಗಳ ದ್ಯೋತಕವಾಗಿ ತವರು ಹೆಣ್ಣಿನ ಮನದಾಳದಲ್ಲಿ ಧ್ವನಿಸಿದೆ. ಹೆಣ್ಣು ಮಗಳೊಬ್ಬಳು ತವರನ್ನು ಕುರಿತ ಗೀತೆಗಳಲ್ಲಿ ತನ್ನ ತಾಯಿ ತಂದೆ, ಒಡಹುಟ್ಟು, ಅತ್ತಿಗೆ ನಾದಿನಿ, ಗೆಳತಿಯರು ಹೀಗೆ ವಿವಿಧ ಮುಖಗಳಿಂದ ತವರಿನೊಟ್ಟಿಗಿನ ಬಹುಮುಖಿ ಬಾಂಧವ್ಯವನ್ನು ಬಿಡಿ ಬಿಡಿಯಾಗಿ ಬಿಡಿಸಿಟ್ಟಿದ್ದಾಳೆ. ಹೆಣ್ಣಿಗೆ ತಾಯಿ ಮತ್ತು ತನ್ನ ತವರಿನ ಬಂಧುಗಳ ಬಗ್ಗೆ ಇನ್ನಿಲ್ಲದ ವ್ಯಾಮೋಹ. ಅವಳಿಗೆ ತೀರ ಹತ್ತಿರದವರೆಂದರೆ ತಾಯಿ ತಂದೆಯರು, ಆಮೇಲೆ ಅಣ್ಣ ತಮ್ಮ, ಅಕ್ಕ ತಂಗಿ ಮೊದಲಾದ ಬಂಧು ಬಳಗದವರು. ತವರಿನಿಂದ ಬಹುದೂರದ ಗಂಡನ ಮನೆಯ ನಿತ್ಯದ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಂಡಿರುವಾಗಲೂ ತವರನ್ನು ಮನದುಂಬಿ ನೆನೆಯುತ್ತಾಳೆ. ತವರನ್ನು ಎಷ್ಟು ಹಾಡಿ ಹೊಗಳಿದರೂ ಆಕೆಗೆ ದಣಿವಿಲ್ಲ. ಹೆಣ್ಣಿನ ತವರೂರ ಅಭಿಮಾನ ಎಷ್ಟೆಂದರೆ ಆಕೆಯ ತವರೂರ ಹಾದಿಯು ಕಲ್ಲು ಮುಳ್ಳುಗಳು ಮಲ್ಲಿಗೆ ಹಾಸಿದ ಹಾಗೆ ಭಾಸವಾಗುತ್ತದೆ. ಸುಡುವ ಬಿಸಿಲು ಬೆಳದಿಂಗಳ ತಂಪಿನಂತೆ ಆಹ್ಲಾದಕರವಾಗಿರುತ್ತದೆ.

ಗರತಿ ಮಲ್ಲಿಗೆಯನ್ನು ಮುಂದಿಟ್ಟುಕೊಂಡು ಅದನ್ನು ತವರಿನವರೊಡನೆ ಮುಡಿದುಕೊಳ್ಳಬೇಕು ಎಂದು ಅಳಲನ್ನು ತೋಡಿಕೊಳ್ಳುತ್ತಾ ಮಲ್ಲಿಗೆಯ ಬಳ್ಳಿಯನ್ನು ಕರುಳ ಸಂಬಂಧಕ್ಕೂ ಮಲ್ಲಿಗೆಯ ಕಂಪನ್ನು ತವರಿನ ಶ್ರೇಷ್ಠತೆಗೂ ಹೋಲಿಸುತ್ತಾ ತನ್ನ ತವರಿನ ಮೌಲ್ಯವನ್ನು ಹಿರಿದಾಗಿಸಿದ್ದ

ತವರಿನ ಎದುರು ಸಕಲ ಸಂಪತ್ತು ಸುಖ ಸೌಭಾಗ್ಯಗಳೆಲ್ಲವನ್ನೂ ತೃಣವಾಗಿ ಕಾಣುವ ಗರತಿ ಆ ಎಲ್ಲ ಜೀವನಾನುಭವಗಳನ್ನು ತವರಿನಲ್ಲೇ ಕಂಡುಕೊಂಡು ಹಾಡುವಾಗ ಹಾಲು ಹಣ್ಣು ಬೆಣ್ಣೆ ತುಪ್ಪಕ್ಕಿಂತ ತವರೇ ಹಿರಿದು ಎನ್ನುವ ಅಂತರಂಗದ ಆಶಯವಿದೆ. ತವರಿನ ಬಾಂಧವ್ಯವನ್ನು ಉಳಿಸಿಕೊಳ್ಳುವಲ್ಲಿ ಹೆಣ್ಣಿನ ತವಕ ನೂರ್ಮುಡಿಯಾದುದು. ತಾನು ಹಾಲುಂಡು ಬೆಳೆದ ತವರನ್ನು ಹೆಣ್ಣು ಮನಃಪೂರ್ವಕವಾಗಿ ನೆನೆಯುತ್ತಾಳೆ. ತನ್ನ ತವರಿನಲ್ಲಿ ಅಕ್ಕರೆಯ ಸಕ್ಕರೆಯನ್ನು ಹಂಚಿಕೊಂಡು ಬೆಳೆದ ಹೆಣ್ಣು ತವರಿನ ಏಳಿಗೆಯನ್ನು, ಅವರ ಸುಖ ಸಂತೋಷವನ್ನು ಸದಾ ಕಾಣಬಯಸುತ್ತಾಳೆ. ತನ್ನ ತವರಿನವರ ಅಭಿವೃದ್ಧಿಯನ್ನು ಹಾರೈಸುವ ಹೆಣ್ಣಿನ ಮನದಿಂಗಿತ ಒಂದು ಗೀತೆಯಲ್ಲಿ ಹೀಗೆ ಪಡಿಮೂಡಿದೆ.

ತವರಿನ ಹಂಬಲ ನಿಜಕ್ಕೂ ಆಕೆಗೆ ಅಸಾಧಾರಣ ಆನಂದ ನೀಡಿದೆ. ತವರಿನ ಹಾಲು ಕುಡಿದು ದೊಡ್ಡವಳಾಗಿ ಮತ್ತೊಂದು ಮನೆ ಬೆಳಗುತ್ತಿರುವ ಹೆಣ್ಣು ಕೃತಜ್ಞತೆಯ ದ್ಯೋತಕವಾಗಿ ಆಡಿರುವ ಮಾತುಗಳ ಅರ್ಥಕ್ಕೆ ಬೆರಗಾಗಬೇಕು. ಮಕ್ಕಳು ಹಸು ಅಥವಾ ಎಮ್ಮೆಯ ಹಾಲನ್ನು ಕುಡಿದು ಬೆಳೆಯುತ್ತಾರೆ. ಆ ಹಸುವಾಗಲಿ ಎಮ್ಮೆಯಾಗಲಿ ಹಸುರು ಗರಿಕೆಯನ್ನು ಮೇಯುವುದರಿಂದ ಹಾಲು ಹಿಂಡುತ್ತವೆ. ತಾನು ಕುಡಿದ ಈ ಹಾಲಿಗೆ ಮೂಲಧಾತುವಾದ ಗರಿಕೆಯ ಕುಡಿಯಂತೆ ತನ್ನ ತವರು ನಳನಳಿಸಲಿ ಎಂಬ ಹೆಣ್ಣಿನ ಹರಕೆ ಅರ್ಥಗರ್ಭಿತ. ತನ್ನ ತವರು ಯಾವಾಗಲೂ ಹಸಿರಾಗಿರಲಿ ಬಾಡದಿರಲಿ ಎಂಬುದು ಅವಳ ಮನದಿಂಗಿತ. ಹೊಳೆದಂಡೆ ಎಂಬ ಮಾತಿನಲ್ಲಿ ತವರು ಎಂದಿಗೂ ಬತ್ತದಿರುವ

ಗಂಡನ ಮನೆಯಲ್ಲಿ ಏನೆಲ್ಲ ಸಿರಿ ಸಂಪತ್ತಿದ್ದರೂ ತನ್ನ ತವರಿನ ಆರೈಕೆ ಹಾಗೂ ಉಪಚಾರದಲ್ಲಿ ಸಾದ್ಯಂತ ಪುನೀತಳಾಗಿ ತನ್ನವರು ತನಗಿತ್ತ ಉಡುಗೊರೆಗಳನ್ನು ಹೊತ್ತು ಗಂಡನ ಮನೆಗೆ ಹೋಗುವ ದಾರಿಯಲ್ಲೊಂದು ತಿಟ್ಟು ಬರುತ್ತದೆ. ಆ ತಿಟ್ಟ ನೇರಿ ನಿಂತು ಕಡೆಯ ಬಾರಿಗೆ ತವರನ್ನೊಮ್ಮೆ ಕಣ್ಣು ತುಂಬಿಕೊಳ್ಳುತ್ತಾಳೆ. ಆ ಅಗಲಿಕೆಯ ಯಾತನೆ ಹೃದಯದಲ್ಲಿ ತುಂಬಿ ನಿಂತಿದೆ, ಕಣ್ಣಲ್ಲಿ ನೀರಾಡುತ್ತಿದೆ. ಮತ್ತೆ ತವರನ್ನು ಕಾಣುವುದು ಯಾವಾಗಲೋ? ಆ ನೋಟದಲ್ಲಿ ಅದೆಷ್ಟು ಆಸೆ, ಎಷ್ಟು ನೋಡಿದರೂ ತೀರದ ಬಯಕೆ. ಹಾಗೆಯೇ ನಿಂತು ನಿಟ್ಟುಸಿರು ಬಿಟ್ಟು ನಿಟ್ಟಿಸಿ ನೋಡುವ ಹೆಣ್ಣಿನ ಅಂತರಂಗದ ತಳಮಳ ಮನ ಮಿಡಿಯುವಂಥದ್ದು. ಅಲ್ಲದೆ ಈ ಹಾಡಿನಲ್ಲಿ ಬಂದಿರುವ ತವರು ಬಣ್ಣ ಉಟ್ಕೊಂಡು ಎಂಬ ಉಕ್ತಿ ಗಮನಾರ್ಹವಾದುದಾಗಿದೆ. ಬಣ್ಣ ಎಂದರೆ ಬಣ್ಣದ ಸೀರೆ ಎಂದರ್ಥ. ಆದರೆ ಅದಷ್ಟೇ ಅಲ್ಲ ಅದರ ಅಭಿಪ್ರಾಯ. ತವರು ಬಣ್ಣ ಎನ್ನುವಲ್ಲಿ ತವರಿನ ಇಡೀ ಆವರಣವೇ ಧ್ವನಿತವಾಗುತ್ತದೆ. ಅಂದರೆ ತವರಿನ ನೆನಪುಗಳನ್ನೆಲ್ಲ ಹೊತ್ತು ಹೋಗುತ್ತಿದ್ದಾಳೆ. ತವರಿನವರ ಪ್ರೀತಿ ವಿಶ್ವಾಸಗಳನ್ನು ತುಂಬಿಕೊಂಡು ನಡೆಯುತ್ತಿದ್ದಾಳೆ. ಅವಳ ಒಳ ಹೊರಗೆಲ್ಲವೂ ತವರಿನ ಬಣ್ಣದಿಂದ ಕೂಡಿದೆ ಎಂಬುದು ಎಂತಹ ಸುಂದರವಾದ ಕಲ್ಪನೆ! ಜನಪದ ಸಾಹಿತ್ಯದಲ್ಲಿ ತವರಿನ ಬಾಂಧವ್ಯವನ್ನು ಬಿತ್ತರಿಸುವ, ತವರಿನೊಟ್ಟಿಗಿನ ಬಂಧುತ್ವವನ್ನು ಬಿಂಬಿಸುವ ಹಾಡುಗಳು ಹೃದಯಂಗಮವಾಗಿದೆ. ಹೆಣ್ಣು ಮದುವೆಯಾಗಿ ಗಂಡನ ಮನೆಯಲ್ಲಿರುವಾಗ ತನ್ನ ತಾಯಿಯನ್ನು ನಾನಾ ಬಗೆಯಲ್ಲಿ ಹಂಬಲಿಸುತ್ತಾಳೆ. ಹೆಣ್ಣಿಗೆ ತವರು ಎಂದರೆ ತಾಯಿ ಎಂದೇ ಅರ್ಥ. ಅವಳ ಸ್ಥಾನವನ್ನು ಮತ್ಯಾರೂ ತುಂಬಲಾರರು. ಉಳಿದವರಿಗೂ ತಾಯಿಗೂ ಇರುವ ವ್ಯತ್ಯಾಸವನ್ನು ಈ ಗೀತೆ ಹೀಗೆ ಹೃದ್ಯವಾಗಿ ನಿರೂಪಿಸುತ್ತದೆ. ಯಾರ

ಇಲ್ಲಿ ಉಳಿದವರೆಲ್ಲ ಒಲೆಯೊಳಗಿನ ಕೊಳ್ಳಿಗಳಿದ್ದಂತೆ. ಒಲೆಯೊಳಗಿನ ಕೊಳ್ಳಿ ಲೌಕಿಕ ಪ್ರಯೋಜನಗಳಿಗೆ ಪ್ರತೀಕವಾದರೆ ತಾಯಿಯಾದರೂ ಜ್ಯೋತಿ ಇದ್ದಂತೆ, ದೇವರ ಮುಂದೆ ಹಚ್ಚಿಟ್ಟ ನಂದಾದಿವಿಗೆಯಂತೆ. ಅದರ ಬೆಳಕು, ಮಾರ್ಗದರ್ಶನ, ಸಾಂತ್ವನ ಅಪ್ರತಿಮವಾದುದು. ಈ ಒಂದು ದೀಪಕ್ಕೆ ಸಾವಿರ ಕೊಳ್ಳಿಗಳು ಎಣೆಯಾಗಲಾರವು. ತನ್ನೊಳಗಿನ ಯಾವುದೇ ದುಃಖ ದುಮ್ಮಾನಗಳನ್ನು ತಾಯಿಯೊಂದಿಗೆ ಹಂಚಿಕೊಳ್ಳಲು ತವಕಿಸುವ ಹೆಣ್ಣಿಗೆ ತವರು ಬಹುದೊಡ್ಡ ಆಸರಿಯಾಗಿ ನಿಲ್ಲುತ್ತದೆ. ಅವಳಿಗೆ ತಾಯಿ ತನ್ನ ಎಲ್ಲ ಸಂಕಟವನ್ನು ನೀಗಿಸುವ ದಿವ್ಯೌಷಧಿ.

ಗೀತೆಗಳು ತಾಯಿ ಮಗಳ ಸಂಬಂಧವನ್ನು ಉದಾತ್ತೀಕರಿಸಿವೆ. ಹೆಣ್ಣಿಗೆ ಎಲ್ಲ ಸಂಬಂಧಗಳಿಗಿಂತಲೂ ತಾಯಿ ಸಂಬಂಧವೇ ಹೆಚ್ಚು ಆಪ್ತ ಹಾಗೂ ಆಪ್ಯಾಯಮಾನವಾದುದು. ಸುಖವಾಗಲಿ ದುಃಖವಾಗಲಿ ಮನಸ್ಸು ತಾಯಿಯನ್ನು ಬಯಸುವುದು ಸಹಜ. ತಾಯಿಯ ಪ್ರೀತಿ ಮಮತೆಯನ್ನು ಸರಿಗಟ್ಟಬಲ್ಲದ್ದು ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಹಾಗಾಗಿಯೇ ಏನು, ತಾಯಿ ರೋಗಂಟ ತವರು ಎಂಬ ಮಾತು ಈಗ ಗಾದೆ ಮಾತಾಗಿ ಬಳಕೆಯಾಗಿದೆ. ಇಲ್ಲಿ ಹೆಣ್ಣು ತಾಯಿಯ ಬಗೆಗೆ ದೇವತಾ ಪ್ರಜ್ಞೆ ಮೆರೆದಿದ್ದಾಳೆ. ಕಾಸಿಗೆ ಹೋಗಬೇಕಾದರೆ ಬರಿಗಾಲಲ್ಲಿ ನಡೆಯಬೇಕು, ಉಪವಾಸವಿರಬೇಕು. ಏಸೊಂದು ದಿನ ಬೇಕು ಎಂದಿರುವಲ್ಲಿ ದಿನಗಳು ಲೆಕ್ಕವಿಲ್ಲ. ಆಕೆಯ ನಿಜವಾದ ದೇವರು ತಾಸೊತ್ತು ನಡೆದರೆ ಸಿಗುವ ತವರು ಮನೆಯಲ್ಲಿ ಕುಳಿತಿರುವ ತಾಯಿ. ಅದಕ್ಕಾಗಿ ಪುಣ್ಯಕ್ಷೇತ್ರ, ತೀರ್ಥಯಾತ್ರೆ ಎಲ್ಲವನ್ನೂ ತಿರಸ್ಕರಿಸುತ್ತಾಳೆ. ಇದು ಆಕೆ ನಂಬಿಕೊಂಡ ಉದಾತ್ತ ಮೌಲ್ಯ. ಕಾಶಿಗೆ ಹೋದರೆ ಸಿಗಬಹುದಾದ ಪುಣ್ಯ ತಾಯಿಯ

ಸಾನ್ನಿಧ್ಯದಿಂದ ದೊರೆಯುತ್ತದೆ ಎಂಬ ನಂಬಿಕೆ ಅವಳದು. ಹೆಣ್ಣಿಗೆ ತನ್ನ ತಾಯಿಯ ಮಡಿಲಲ್ಲಿ ತಾನು ಮಗುವಾಗಿ ನಲಿಯುವ ಹಂಬಲ. ಅನುಗಾಲವು ತಾಯಿಯ ತವರೂರಿನ ಸಾನ್ನಿಧ್ಯವನ್ನು ಬಯಸುತ್ತಾಳೆ.

ತಾನು ಮತ್ತೊಂದು ಮನೆಯ ಸದಸ್ಯೆಯಾದರೂ ದೂರದ ತನ್ನ ತವರನ್ನು ಪ್ರೀತಿ ವಾತ್ಸಲ್ಯದಿಂದ ಪರಿಭಾವಿಸುವ ಹೆಣ್ಣಿನ ತವರಿನ ಹಂಬಲ ನಿಚ್ಚಳವಾಗಿ ಪಡಿಮೂಡಿದೆ. ತನ್ನ ಜೀವಿತಾವಧಿ ಪೂರ ತವರು ತನ್ನದಾಗಬೇಕು ಎನ್ನುವ ಆಶಯ ಅವಳದು. ಇಲ್ಲಿ ತವರು ನಿರಂತರ ಸ್ಥಾವರವಾಗಬೇಕೆನ್ನುವ ನಿಲುವು ಮೇಲ್ನೋಟಕ್ಕೆ ಗೋಚರಿಸಿದರೂ ತಾಯಿ ಇಲ್ಲದಿದ್ದ ಸಂದರ್ಭದಲ್ಲಿಯೂ ತವರಿನ ಜೊತೆ ಬಾಂಧವ್ಯ ಚಿರವಾಗಿ ಉಳಿಯಬೇಕಾದರೆ ಕರೆಸಿ ಕಳಿಸುವುದಕ್ಕೆ ಅಣ್ಣ ತಮ್ಮಂದಿರು ಇರಬೇಕು ಎನ್ನುವ ತುಡಿತ ಅವಳದು. ಆ ಮೂಲಕ ತಾಯಿಯ ನೆನಪನ್ನು ಉಳಿಸಿಕೊಳ್ಳಬೇಕೆನ್ನುವ ಅದಮ್ಯ ಹಂಬಲವೇ ಹಿರಿದಾದುದು. ಈ ತ್ರಿಪದಿಗಳು ತಾಯಿಗೂ ತವರಿಗೂ ಇರುವ ನಿಗೂಢ ನಂಟನ್ನು ನಿವೇದಿಸಿವೆ. ಹೆಣ್ಣು ಗಂಡನ ಮನೆಯಲ್ಲಿದ್ದರೂ ಅಲ್ಲಿಯ ಪ್ರತಿಯೊಂದು ಕೆಲಸದಲ್ಲಿಯೂ ವಸ್ತುವಿನಲ್ಲಿಯೂ ತಾಯಿಯನ್ನೇ ಕಾಣುತ್ತಾಳೆ. ತಾಯಿಯ ನೆನಪು ಯಾವಾಗಲೂ ಕಾಡುತ್ತಿರುತ್ತದೆ. ಆ ಸವಿ ನೆನಪೇ ಆಕೆಗೆ

ತಂದೆಯ ನೆನಪಾದರೆ ತಂಗಳನ್ನ ಬಿಸಿಯಾಗುತ್ತದೆ, ತಾಯಿಯ ನೆನಪಾದರೆ ಗಂಡನ ಮನೆಯ ದುಡಿತದಲ್ಲಿ ಮಾಸಿಹೋದ ಅವಳ ತಲೆ ಮಡಿಯಾಗುತ್ತದೆ. ತವರಿನಲ್ಲಿದ್ದಾಗ ತಾಯಿಯು ಪ್ರೀತಿಯಿಂದ ಮಗಳಿಗೆ ಎಣ್ಣೆಯ ಸ್ನಾನ ಮಾಡಿಸುತ್ತಿದ್ದಳು. ಆದರೀಗ ತಾಯಿಯನ್ನು ನೆನೆದ ಮಾತ್ರಕ್ಕೆ ಮಗಳಿಗೆ ಮಾಸಿದ ತಲೆಯು ಮಡಿಯಾದ ಅನುಭವವಾಗಿದೆ.

0: ಆಯ್ತು.
1: ವಾತ್ಸಲ್ಯಮಯಿ ತಾಯಿಯ ನೆನಪು ಸಂದರ್ಭಕ್ಕನುಸಾರವಾಗಿ ಬಂದೇ ತೀರುತ್ತದೆ. ಆಕೆಯನ್ನು ನೆನೆಯಲು ಹೆಣ್ಣಿಗೆ ಹೊತ್ತು ಗೊತ್ತು ಯಾವುದೂ ಬೇಕಾಗಿಲ್ಲ. ಮಗಳು ಬಳೆಗಾರನನ್ನು ಕರೆದು ಬಳೆ ತೊಟ್ಟುಕೊಳ್ಳುವಾಗ ತಾಯಿಯನ್ನು ನೆನೆಯುತ್ತಾಳೆ. ತಾಯಿಗೆ ಇಷ್ಟವಾದ ಬಳೆಗಳಿರುವುದನ್ನು ಕಂಡು ಬಳೆಗಾರನಿಗೆ ತನ್ನ ತವರಿಗೆ ಬಳೆ ಕೊಂಡೋಗಲು ಹೇಳುತ್ತಾಳೆ. ತವರೂರ ಹಾದಿಯನ್ನು ಬಳೆಗಾರನಿಗೆ ಹೀಗೆ ತೋರಿಸುತ್ತಾಳೆ.

ಹೀಗೆ ತನ್ನ ತವರನ್ನು ನೆನೆದು ತಾಯಿಯನ್ನು ಹಂಬಲಿಸುವ ಮಗಳು, ಮಗಳನ್ನು ನೆನೆದು ಹಲುಬುವ ತಾಯಿಯ ಚಿತ್ರಣ ಜನಪದ ಗೀತೆಗಳಲ್ಲಿ ಸ್ಫುಟವಾಗಿ ಪಡಿಮೂಡಿದೆ. ಅಲ್ಲದೆ ತಾಯಿ ಮಗಳ ನಡುವಿನ ಮಧುರ ಬಾಂಧವ್ಯದ ಹರಹನ್ನು ಬಿಡಿಸಿ ತೋರಿಸುತ್ತವೆ. ಮಗಳಿಗೆ ತಾಯಿ ಹಾಗೂ ತವರಿನ ಬಗ್ಗೆ ಅಕ್ಕರೆ ಅಭಿಮಾನಗಳಿರುವಂತೆ ತಾಯಿಗೆ ಮಗಳ ಬಗ್ಗೆ ಇನ್ನಿಲ್ಲದ ಮಮಕಾರ. ಇನ್ನೊಬ್ಬರ ಮನೆ ಬೆಳಗುವ ಸೊಸೆಯಾಗಿ ತವರಿಗೆ ಕೀರ್ತಿ ಮೆರುಗು ತರಬೇಕೆನ್ನುವ ಹಂಬಲ ದಟ್ಟವಾಗಿದೆ. ಅಕಸ್ಮಾತ್ ಮಗಳು ತಾಯಿಯ ಆಶೆಗಳಿಗೆ ವಿರುದ್ಧವಾಗಿ ನಡೆದು ತವರಿಗೇನಾದರೂ ಕೆಟ್ಟು ಹೆಸರು ತಂದಿದ್ದೇ ಆದರೆ, ಗಾಢವಾಗಿ ಪ್ರೀತಿಸುತ್ತಿದ್ದರೂ ನಿರ್ದಯವಾಗಿ ಮಗಳನ್ನು ತನ್ನ ಹೃದಯದಿಂದ ದೂರ ಮಾಡುವ ಕಠೋರತೆಯನ್ನು ತಾಯಿ ತೋರುತ್ತಾಳೆ ಎನ್ನುವುದಕ್ಕೆ ಈ ಗೀತೆ ಪುರಾವೆಯಂತಿದೆ.

ಅಲ್ಲಿಗೆ ತಾಯಿ ಮಗಳ ಸಂಬಂಧವೇ ಮುರಿದು ಹೋಗಬಹುದು. ಹೀಗೆ ತಾಯಿ ಹಾಗೂ ತವರು ಮತ್ತು ಮಗಳ ನಡುವಿನ ಬಾಂಧವ್ಯ ಜನಪದ ಸಾಹಿತ್ಯದಲ್ಲಿ ಬದುಕಿನ ನೈಜ ಘಟನೆಗಳೊಂದಿಗೆ ಜೀವಂತವಾಗಿ ಮೈದಳೆದು ನಿಂತಿವೆ. ತವರು ಇದ್ದರಷ್ಟೇ ಸಾಲದು, ಅಲ್ಲಿ ತಾಯಿ ಇರಲೇಬೇಕು, ಆಗಲೇ ತವರಿಗೆ ಒಂದರ್ಥ. ಆದರೆ ಇಷ್ಟೊಂದು ಪ್ರಿಯವಾದ ತವರೂರು ತಾಯಿ ಇರುವಷ್ಟು ದಿವಸಗಳು ಮಾತ್ರ ಮೋಹಕ್ಕೆ ಕಾರಣವಾಗಿತ್ತು. ತಾಯಿ ತೀರಿಹೋದ ನಂತರ ಅವಳೊಮ್ಮೆ ತವರಿಗೆ ಹೋದ ಅನುಭವ ಹೀಗಿದೆ.

ತಾಯಿ ಇರಲಿ ಇಲ್ಲದಿರಲಿ ಹೆಣ್ಣಿಗೆ ತವರು ಬೇಕೇ ಬೇಕು. ಆದರೆ ತಾಯಿ ಇಲ್ಲದಿರುವ ಸಂದರ್ಭವನ್ನು ನೆನೆದು ಹಲಬುತ್ತಾಳೆ. ಹೊಳೆಗೆ ಹಡಗು ಹೇಗೆ ಭೂಷಣವೋ, ಕೈಗೆ ಕಡಗ ಎಷ್ಟು ಚೆಂದವೋ, ತವರಿಗೆ ತಾಯಿಯೂ ಕಲಶಪ್ರಾಯವಾಗಿದ್ದಾಳೆ. ಉಣಿಸಿ ತಿನಿಸಿ ಬೆಳೆಸಿ ಜೋಪಾನ ಮಾಡಿ ತಪ್ಪು ಮಾಡಿದಾಗ ತಿದ್ದಿ ಪ್ರೀತಿಯಿಂದ ಅಮೃತದಲ್ಲಿ ತೇಲಾಡಿಸಿದ ತಾಯಿ ತವರಿನಲ್ಲಿ ಇಲ್ಲವಾದಾಗ ಮಗಳ ಕಳವಳ ಎಂಥದೆನ್ನುವುದನ್ನು ಯಾವ ಶಬ್ದಗಳಲ್ಲಿ ಹೇಳಲಾದೀತು? ಅವಳಿಲ್ಲದ ತವರನ್ನು ಊಹಿಸಲೂ ಸಾಧ್ಯವಿಲ್ಲ. ಹೆಣ್ಣಿಗೆ

0: ತವರಿನವರ ಸಂಬಂಧ ಕೇವಲ ತಾಯಿಯೊಬ್ಬಳ ಬಾಂಧವ್ಯದ ಮೂಲವಾಗಿಲ್ಲದೆ ಇಲ್ಲಿ ತಾಯಿಯ ನಂತರದ ಸ್ಥಾನವನ್ನು ತಂದೆ ಪಡೆದುಕೊಳ್ಳುತ್ತಾನೆ. ತಾಯಿಯಂತೆಯೇ ಗರತಿಯು ತನ್ನ ತಂದೆಯನ್ನು ನೆನೆದು ಹಂಬಲಿಸಿದ್ದಾಳೆ.
1: ಹೆಣ್ಣು ಮಕ್ಕಳ ಕಳುಹಿ ಕಣ್ಣಿಗೆ ನೀರ ತಂದು

ತಾನು ಇದುವರೆಗೂ ಸಾಕಿ ಸಲಹಿದ ತನ್ನ ಮಗಳನ್ನು ಬೇರೊಂದು ಮನೆಗೆ ಸೊಸೆಯಾಗಿ ಕಳಿಸಿಕೊಡುವಾಗ ತಂದೆಯ ಆಂತರ್ಯದಲ್ಲಿ ಮೂಡುವ ದುಗುಡ ಈ ಗೀತೆಯಲ್ಲಿ ಮಡುಗಟ್ಟಿದೆ. ತನ್ನ ಮಗಳು ತವರು ಬಿಟ್ಟು ಹೊರಟ ಆ ಘಳಿಗೆಯಲ್ಲಿ ತಂದೆಯ ಕರುಳ ಬಳ್ಳಿ ಕತ್ತರಿಸಿದಂತಾಗಿ ಹೃದಯ ತುಂಬಿ ಬಂದು ಭಾವಸಲೆ ಭೋರ್ಗರೆದು ಕಣ್ಣ ನೀರಾಗಿ ಹರಿಯುವುದು. ಮಗಳ ಅಗಲಿಕೆಯ ದುಃಖವನ್ನು ತಡೆಯಲಾರದೆ ಹೆಣ್ಣು ಜೀವವೊಂದಕ್ಕೆ ಜನ್ಮ ಕೊಟ್ಟಿದ್ದಕ್ಕಾಗಿ ತನ್ನನ್ನು ತಾನೇ ಶಪಿಸಿಕೊಂಡು ಹಲಬುವ ತಂದೆಯ ಮನದಾಳದ ನೋವು ಮನ ಮುಟ್ಟುವಂತೆ ಚಿತ್ರಿತಗೊಂಡಿದೆ.

ಮಗಳು ತನ್ನ ತಂದೆಯನ್ನು ಕೇವಲ ಜನ್ಮದಾತ ಎಂದು ಪರಿಭಾವಿಸದೆ ಆತನ ಹೃದಯ ಶ್ರೀಮಂತಿಕೆಯನ್ನು ಹಿರಿದಾಗಿ ಅರ್ಥೈಸುವ ಆ ಮೂಲಕ ತವರಿನಲ್ಲಿ ತನ್ನ ತಂದೆಗೆ ಹೆಚ್ಚಿನ ಸ್ಥಾನಮಾನಗಳನ್ನು ನೀಡುವ ನವಿರು ಭಾವ ಇಲ್ಲಿ ಅಚ್ಚುತ್ತಿದೆ. ತನ್ನ ತಂದೆ ಮತ್ತು ತೌರು ಮನೆಯವರು ಕೊಡುಗೈದಾನಿಗಳು ಎಂಬುದನ್ನು ತಂದೆಯ ಸಂಬಂಧವನ್ನು ಉಲ್ಲೇಖಿಸಿ ಅಭಿಮಾನದಿಂದ ಹಾಡಿ ಹೊಗಳಿ

ತಂದೆಯ ಬಗ್ಗೆ ಮಗಳು ತಳೆದ ನಿಲುವು, ಇಟ್ಟುಕೊಂಡ ನಂಬಿಕೆ ಅನುಭವ ವೇದ್ಯ. ತಂದೆಯ ಕುರಿತು ಆಕೆ ಎಂತಹ ಉದಾತ್ತ ಗುಣಗಳನ್ನು ಹೊಂದಿದ್ದಳು ಎಂಬುದು ಮನಸ್ಸಿಗೆ ನಾಟುತ್ತದೆ.

ತಂದೆಯೇ ಹೆಣ್ಣು ಮಕ್ಕಳ ಆಸ್ತಿ. ಅವರು ಇರುವವರೆಗೂ ತವರಿನ ಸಂಬಂಧ ಗಾಢವಾಗಿರುತ್ತದೆ. ಇಲ್ಲದಾಗ ತವರಿಗೆ ಬಂದರೆ ಎಂತಹ ದುಃಖ ಕಾಡುತ್ತದೆ ಎಂಬುದು ಈ ಗೀತೆಯಲ್ಲಿ ಮನದಟ್ಟಾಗುತ್ತದೆ. ತಂದೆ, ತಾಯಿ, ಒಡಹುಟ್ಟು, ಈ ಎಲ್ಲ ಬಾಂಧವ್ಯಗಳ ದೊಡ್ಡ ಮೊತ್ತ ತವರು ಎನ್ನುವ ಭಾವ ಹೆಣ್ಣಿನ ಒಡಲೊಳಗೆ ಸದಾ ನಿನಾದಿಸುತ್ತಲೇ ಇರುತ್ತದೆ. ತವರನ್ನು ಕೇವಲ ಹಡೆದವರಿಗಷ್ಟೇ ಸೀಮಿತಗೊಳಿಸಿ ಕೃತಾರ್ಥಳಾಗುವ ಭಾವ ಹೆಣ್ಣಿನದಲ್ಲ. ಹೆತ್ತವರೊಡನೆ ತನ್ನ ಒಡಹುಟ್ಟನ್ನು ಬಾಚಿ ತಬ್ಬಿ ತವರಿಗೆ ವಿಶೇಷ ಗೌರವ ಸಲ್ಲಿಸುವ ಹೆಣ್ಣಿನ ಅಂತರಾಳದ ಅನಿಸಿಕೆ ಜನಪದ ಗೀತೆಗಳಲ್ಲಿ ದಾಖಲಾಗಿದೆ. ಅವಳಿಗೆ ತನ್ನ ಅಣ್ಣ ತಮ್ಮಂದಿರ ಉಪಸ್ಥಿತಿ ಆತ್ಮಸ್ಥೈರ್ಯವನ್ನು, ಭಾವನಾತ್ಮಕ ಬೆಂಬಲವನ್ನು, ಕೌಟುಂಬಿಕ ಮತ್ತು ಸಾಮಾಜಿಕ ಭದ್ರತೆಯನ್ನು ತಂದುಕೊಡುತ್ತದೆ.

ತಂದೆಯ ನಂತರದ ಸ್ಥಾನವನ್ನು ತುಂಬುವ ಅಣ್ಣನ ಬಗೆಗೆ ಹೆಣ್ಣಿಗೆ ಇನ್ನಿಲ್ಲದ ಅಭಿಮಾನ. ಅಣ್ಣ ತಮ್ಮಂದಿರ ಕುರಿತು ಉದಾತ್ತ ನಿಲುವಿದೆ. ಅವರು ತನ್ನ ಬೆಂಗಾವಲಂತಿರುವರು ಎಂದು ಆಶಿಸಿ ಅವರನ್ನು ಪಡೆದುದಕ್ಕೆ ಹೆಮ್ಮೆ ಪಡುತ್ತಾಳೆ. ಸದಾ ಆಸರೆಯಾಗುವ, ಒಳಿತನ್ನು ಬಯಸುವ, ಸಂಕಷ್ಟದಲ್ಲಿ ಸಾಕಿ ಸಲಹುವ, ಸಾಮಾಜಿಕ ಜವಾಬ್ದಾರಿಯ ಅಣ್ಣ ತಮ್ಮಂದಿರ ಬಾಂಧವ್ಯ ಬಯಸುವ ಪರಿ ವಿಶಾಲವಾದುದು.

ಅಣ್ಣನ ಕೀರ್ತಿಯನ್ನು ಎಷ್ಟು ಹಾಡಿ ಹೊಗಳಿದರೂ ಆಕೆಗೆ ತೃಪ್ತಿಯಿಲ್ಲ. ಸೂರ್ಯ ಚಂದ್ರರಿಗೆ ಹೋಲಿಸಿ ಅವನ ವೈಭವವನ್ನು ಚಿತ್ರಿಸುತ್ತಾಳೆ. ಅಣ್ಣನು ಸ್ಥಿತಿವಂತನಾಗಿ ಯಶೋವಂತನಾಗಿ ತವರಿನಲ್ಲಿ ಬದುಕಿದರೆ ತನ್ನ ಬಗೆಗೆ ಇತರರ ಪ್ರೀತಿ ಗೌರವಗಳು ಹೆಚ್ಚುತ್ತದೆ ಎಂಬ ಭಾವನೆ ಅವಳದು.

ಅಣ್ಣನನ್ನು ಕುರಿತು ಹೆಣ್ಣು ಪಡುವ ಅಭಿಮಾನ ದೊಡ್ಡದು. ಅವನಿರುವ ತನ್ನ ತವರು ನೆಲ್ಲೆಯ ಬೇರಿನಂತೆ ಚಿಗುರಾಗಿರಲಿ, ಬಾಂಧವ್ಯ ನಿರಂತರ ವೃದ್ಧಿಸಲಿ ಎಂಬುದೇ ಇಲ್ಲಿನ ಹಾರೈಕೆ.

ಅಣ್ಣ ಬಂದ ದಿನವೇ ದೀಪಾವಳಿ ಹಬ್ಬ. ಅವನನ್ನು ನೋಡುವುದೇ ಒಂದು ಹೆಮ್ಮೆ, ಸಂತೋಷ. ಅವನಿಂದ ಸಿಗುವ ಉಡುಗೊರೆಗಳ ಪರವಾಗಿ ಬರುವಂತಹ ಪ್ರೀತಿ ಇದಲ್ಲ, ಅಣ್ಣ ತಂಗಿಯರ ಬಂಧುತ್ವದ ಬಂಧವಿದು.

ತಾನು ಹಡೆದ ಮಗಳನ್ನು ತನ್ನ ತಮ್ಮನಿಗೆ ಮಡದಿಯಾಗಿ ತಾಯಿಗೆ ಸೊಸೆಯಾಗಿ ಮಾಡಿ ಆ ಮೂಲಕ ತವರಿನ ಬಾಂಧವ್ಯವನ್ನು ಗಟ್ಟಿಗೊಳಿಸಿಕೊಳ್ಳುವ ಹೆಣ್ಣಿನ ಬಯಕೆ ವೇದ್ಯವಾಗಿದೆ. ತನಗೂ ತನ್ನ ತವರಿಗೂ ಮಗಳನ್ನೇ ಸೇತುವೆಯಂತೆ ಬಳಸಿಕೊಳ್ಳುವ ಹೆಣ್ಣು ತಮ್ಮನನ್ನು ಅಳಿಯನನ್ನಾಗಿ, ತಾಯಿಯನ್ನು ಬೀಗಿತಿಯನ್ನಾಗಿ ಸ್ವೀಕರಿಸುವುದರ ಹಿಂದೆ ರಕ್ತ ಸಂಬಂಧಗಳ ವಿವಿಧ ಮುಖಗಳನ್ನು ಕಾಣಬಹುದು. ತಾನು ಬಿಟ್ಟು ಬಂದ ಸ್ಥಾನದಲ್ಲಿ ತವರಿನ ಸ್ಥಿರ ಚರ ಸಿರಿವಂತಿಕೆಗೂ ತನ್ನ ಮಗಳೇ ಒಡೆಯಳಾಗಬೇಕು ಎನ್ನುವ ಹಂಬಲ ಹೆಣ್ಣಿನದು. ಇಲ್ಲಿ ತವರಿನ ಹಕ್ಕನ್ನು ಮಗಳಿಗೆ ವರ್ಗಾಯಿಸುವುದು ಒಂದಾದರೆ, ಮಗಳ ಸ್ಥಾನದಲ್ಲಿ ಬೇರೊಂದು ಹೆಣ್ಣು ಬಂದಲ್ಲಿ ತವರಿನವರ ಕ್ಷೇಮಕ್ಕೆ ಕುಂದುಂಟಾಗುತ್ತದೆ ಎನ್ನುವ ಮುಂದಾಲೋಚನೆಯೂ ಇದ್ದಂತಿದೆ. ಇದು ವಿಶೇಷವಾಗಿ ಜನಪದರಲ್ಲಿ ರೂಢಿಯಲ್ಲಿದ್ದ ಒಳ ಬಾಂಧವ್ಯದ ಪದ್ಧತಿಯಾಗಿದೆ.

ತಮ್ಮನಿಗೆ ತನ್ನ ಮಗಳನ್ನು ವಿವಾಹ ಮಾಡಿಕೊಡುವುದು ತವರಿನ ಹಕ್ಕೆಂದು ಭಾವಿಸಿದ ಹಾಗೆಯೇ ಅಣ್ಣನ ಮಗಳನ್ನು ತನ್ನ ಮಗನಿಗೆ ಮಡದಿಯಾಗಿಸಿಕೊಂಡು ಸೊಸೆಯಾಗಿ ಸ್ವೀಕರಿಸುವುದು ತವರಿನ ಹಕ್ಕೆಂದೇ ಭಾವಿಸಿದ್ದಾಳೆ. ಅಣ್ಣನೇ ತವರಿನ ಉತ್ತರಾಧಿಕಾರಿ, ಒಡೆಯ. ಅವನ ಮಗಳನ್ನು ಸೊಸೆಯನ್ನಾಗಿ ಮಾಡಿಕೊಂಡಲ್ಲಿ ತವರಿನವರೊಟ್ಟಿಗಿನ ಸಂಬಂಧ ವೃದ್ಧಿಯಾಗುತ್ತದಲ್ಲದೆ ತವರುತನ ಉಳಿದು ಬೆಳೆಯುತ್ತದೆ ಎನ್ನುವ ಅಭೀಪ್ಸೆ ಹೆಣ್ಣಿನದು. ಕುಟುಂಬದಲ್ಲಿ ರಕ್ತ ಸಂಬಂಧಗಳ ನೈಜ ಆತ್ಮೀಯತೆ ಕಂಡುಬರುವುದು ಸೋದರರಿಗಿಂತಲೂ ಸೋದರಿಯರಲ್ಲೇ ಹೆಚ್ಚು. ಪರಸ್ಪರರ ನಡುವೆ ವಿರಸ ಮೂಡದಂತೆ ಸಾವಯವ ಸಾಮರಸ್ಯಕ್ಕೆ ಅಕ್ಕ ತಂಗಿಯರಿಬ್ಬರು ತಮ್ಮನ್ನು ತಾವೇ ಸಂತೈಸಿ ಸಮಾಧಾನಿಸಿಕೊಳ್ಳುವ ವಿರಸದತ್ತ ಹೊರಟ ಬಾಂಧವ್ಯವನ್ನು ಸಾಮರಸ್ಯದೆಡೆಗೆ ತಂದು ಬಿಗಿಪಡಿಸಿಕೊಳ್ಳುವ ಸಂಬಂಧದ ಉತ್ಕಟತೆಯನ್ನು ಮನಗಾಣಬಹುದು.

ಒಂದಾದರೆ ಬಾಳುವೆವು, ಎರಡಾದರೆ ಅಳಿಯುವೆವು ಎನ್ನುವ ಜೀವನ ಸಿದ್ಧಾಂತಕ್ಕೆ ಕಟ್ಟುಬಿದ್ದ ಜನಪದರಲ್ಲಿ ಸಂಘಟನಾತ್ಮಕ ಬದುಕಿಗೆ ಹೆಣ್ಣು ಮಕ್ಕಳೇ ಹೆಚ್ಚು ಕಾರಣವಾಗುತ್ತಾರೆ. ಎಂದಾದರೂ ಒಂದು ದಿನ ತವರನ್ನು ತೊರೆದು ಹೋಗಲೇಬೇಕು ಎನ್ನುವ ನಗ್ನ ಸತ್ಯದ ಅರಿವಿದ್ದರೂ ಇರುವವರೆಗೆ ತವರಿನ ಮಾನಾಪಮಾನಗಳನ್ನು ಕಾಯ್ದುಕೊಳ್ಳುವ ಗಂಡಂದಿರನ್ನು ಸೇರಿದಾಗ ಅಲ್ಲಿಯೂ ತಮ್ಮ ಸೋದರಿತನವನ್ನು ಬಿಡದೆ ಕಾಪಾಡಿಕೊಳ್ಳುವ ಅದಮ್ಯವೂ ಅನನ್ಯವೂ ಆದ ಸಹೋದರಿಯರ ಸಂಬಂಧ ಅತ್ಯಂತ ಆತ್ಮೀಯವಾದುದು. ಹೆಣ್ಣಿಗೆ ತನ್ನ ತಂದೆ ತಾಯಿ ಒಡಹುಟ್ಟಿದವರು ಪ್ರಾಥಮಿಕ ಬಂಧುಗಳಾದರೆ ಅತ್ತಿಗೆ ನಾದಿನಿಯರು ಬಂಧುಗಳ ಮೂಲಕ ಬಂಧುಗಳಾಗುವುದರಿಂದ ದ್ವಿತೀಯ ಬಂಧುಗಳು ಎನಿಸಿಕೊಳ್ಳುತ್ತಾರೆ. ಆದರೆ ಅವರು ತವರಿನ ಪ್ರತಿನಿಧಿಗಳೇ ಆಗಿರುವುದರಿಂದ ತವರಿನಲ್ಲಿ ಮೌಲ್ಯ ಪಡೆದುಕೊಂಡಿದ್ದಾರೆ. ಅನ್ಯೋನ್ಯತೆಯಿಂದ ಸಹ್ಯವಾಗಿದ್ದ ಅಣ್ಣ ತಮ್ಮ ಅಕ್ಕ ತಂಗಿಯರ ಬಾಂಧವ್ಯಗಳು ಅತ್ತಿಗೆ ನಾದಿನಿಯರ ಆಗಮನದ ನಂತರ ಕಲುಷಿತಗೊಳ್ಳುತ್ತವೆ ಎನ್ನುವ ಭಯ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಲ್ಲಿ ಮನೆ ಮಾಡಿರುತ್ತದೆ.

ಅಣ್ಣನ ಹೆಂಡತಿಯಾಗಿ ಹೊರಗಿನಿಂದ ಬಂದು ಅತ್ತಿಗೆಯ ಸ್ಥಾನ ಪಡೆದುಕೊಳ್ಳುವ ಅಪರಿಚಿತ ಹೆಣ್ಣಿನ ಆಗಮನದಿಂದ ತನ್ನ ಅಣ್ಣ ತನ್ನನ್ನು ಕಡೆಗಣಿಸುವ ಶಂಕೆ ತಂಗಿಯನ್ನು ಕಾಡಿದಂತಿದೆ. ಅಣ್ಣನಿಗೆ ಹೆಂಡತಿಯಾಗಿ ಬಂದವಳು ಎಷ್ಟೇ ಉತ್ತಮ ಗುಣಗಳನ್ನು ಹೊಂದಿದ್ದರೂ ಅವಳನ್ನು ಅನುಮಾನದಿಂದಲೇ ಕಾಣುವ ಹೆಣ್ಣಿನ ಮನೋಭಿಲಾಷೆಯ ಹಿಂದೆ ಆಕೆ ತನ್ನ ಅಣ್ಣನೊಂದಿಗೆ ಹೊಂದಿರುವ ರಕ್ತ ಸಂಬಂಧಿ ಬಾಂಧವ್ಯವೇ ಕಾರಣವಾಗುತ್ತದೆ.

0: ಕರೆಯಲಿ.
1: ಹೆಣ್ಣು ಮಾತ್ಸರ್ಯದ ಮತ್ತೊಂದು ಮುಖ ಎನ್ನುವುದಕ್ಕೆ ಅತ್ತಿಗೆ ಸಾಕ್ಷಿಯಾಗಿ ನಿಲ್ಲುತ್ತಾಳೆ. ಅತ್ತಿಗೆ ನಾದಿನಿಯರು ಪರಸ್ಪರ ಹಾವು ಮುಂಗುಸಿಗಳಂತೆ ಕಂಡರೂ ತಮ್ಮ ತಮ್ಮ ಮಕ್ಕಳು ದೊಡ್ಡವರಾದ ಮೇಲೆ ಅದೇ ಮಕ್ಕಳಿಗೆ ಪರಸ್ಪರ ಕೊಟ್ಟು ಪಡೆಯುವ ವಿವಾಹ ಸಂಬಂಧದ ಸಂದರ್ಭ ಬಂದಾಗ ಅತ್ತಿಗೆ ನಾದಿನಿಯರು ಬೀಗತಿಯರಾಗುವ ಸಂದರ್ಭ ಒದಗಿಬರುತ್ತದೆ. ಅದು ತವರಿನ ಬಾಂಧವ್ಯದ ಬೆಸುಗೆಯ ಮತ್ತೊಂದು

ರೂಪವಾಗಿ ವ್ಯಕ್ತವಾಗುತ್ತದೆ. ಬಂಧುತ್ವವನ್ನು ಹೇಗೆಲ್ಲ ಬಿಗಿದಪ್ಪಿ ಮುನ್ನಡೆಯಲು ಹೆಣ್ಣು ಪ್ರಯತ್ನಶೀಲೆಯಾದರೂ ಇಂತಹ ಬಾಂಧವ್ಯವೊಂದು ತಮ್ಮನಿಗೆ ಹೆಂಡತಿಯಾಗಿ ಬಂದವಳ ಮೂಲಕ ಜರ್ಜರಿತಗೊಳ್ಳುತ್ತದೆ ಎನ್ನುವುದಕ್ಕೆ ಉದಾಹರಣೆ ಸಿಕ್ಕುತ್ತದೆ. ಬಹಳ ದಿನಗಳ ಬಳಿಕ ತಮ್ಮನ ಮನೆಗೆ ಮಮತೆಯಿಂದ ಓಡೋಡಿ ಬಂದ ಅಕ್ಕನನ್ನು ಪ್ರೀತಿಯಿಂದ ಎದುರುಗೊಳ್ಳಲು ತಮ್ಮನು ತನ್ನ ಹೆಂಡತಿಗೆ ಆದೇಶಿಸಿದಾಗ ಅವಳು ಪ್ರತಿಯಾಗಿ, ಅವಳು ಅಂದವಳೆ, ಆಡವಳೆ, ಅಂಗಳದಿಂದಾಚೆ ಇರೇಳಿ ಎಂದು ಅಸಟ್ಟೆಯಿಂದ ನಿರ್ಲಕ್ಷಿಸುತ್ತಾಳೆ. ಇದನ್ನರಿತ ತಮ್ಮಯ್ಯ ಬೇಸರದಿಂದ ಅಕ್ಕನಿಗೆ ಹೇಳುವ ಮಾತು,

ಹೀಗೆ ಸಮಾಧಾನಿಸಿದ ತಮ್ಮನ ಮಾತಿಗೆ ಅಕ್ಕನಲ್ಲಿ ಕೋಪವೇ ಉಂಟಾದರೂ ಪ್ರತಿಯಾಗಿ ಹೀಗೆ ಹಾರೈಸುತ್ತಾಳೆ. ಕ್ವಾಟೆ ನೋಡಾಕ್ ಬಂದೆ, ಊಟಾಕ್ ಬರಲಿಲ್ಲ, ನೀ ಹೆಚ್ಚಾಳವಾಗಿ ಬದುಕಪ್ಪ. ಹೆಣ್ಣು ತನಗೆಷ್ಟೇ ನೋವಾದರೂ ತವರಿನವರನ್ನು ಶಪಿಸುವುದಿಲ್ಲ. ಇಲ್ಲಿ ಪ್ರಾಥಮಿಕ ಸಂಬಂಧಿಗಳಾದ ಅಕ್ಕ ತಮ್ಮನ ಬಾಂಧವ್ಯದೊಂದಿಗೆ ಅತ್ತಿಗೆ ನಾದಿನಿಯರ ಬಾಂಧವ್ಯ ಎಂದಿಗೂ ಸರಿಸಾಟಿಯಾಗಿ ನಿಲ್ಲಲಾರದು. ಅಂತೆಯೇ ಒಂದು ಸಂದರ್ಭದಲ್ಲಿ ರಕ್ತ ಸಂಬಂಧ ಪ್ರಾಮುಖ್ಯತೆಯನ್ನು ಪಡೆದುಕೊಂಡರೆ ಮತ್ತೊಂದು ಸಂದರ್ಭದಲ್ಲಿ ವಿವಾಹ ಸಂಬಂಧ ತನ್ನ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತದೆ. ಹೆಣ್ಣಿಗೆ ಅಪ್ಪ, ಅಮ್ಮ, ಒಡಹುಟ್ಟು, ಅತ್ತಿಗೆ ನಾದಿನಿ ಇಷ್ಟಕ್ಕೆ ತವರು ಪೂರ್ಣಗೊಳ್ಳದೆ ತಾನು ಹುಟ್ಟಿ ಬೆಳೆದ ತಾಣ, ಜನಮನ, ಊರು ಕೇರಿ, ಗೆಳೆಯ ಗೆಳತಿ, ಒಡನಾಡಿಗಳು ಇತ್ಯಾದಿ ಇವೆಲ್ಲವೂ ತವರಿನ ಹಿನ್ನೆಲೆಯಲ್ಲಿ ಅರ್ಥ ಕಂಡುಕೊಳ್ಳುತ್ತವೆ.

ಸ್ನೇಹ ಸಂಬಂಧಗಳು ಕೇವಲ ಉಡುವ ಉಣ್ಣುವ ಅನುಭವಿಸುವ ಪ್ರಕ್ರಿಯೆಗಷ್ಟೇ ಸೀಮಿತವಾಗಿರದೆ ತ್ಯಾಗ ಮನೋಭಾವನೆಯ ಗುಣವನ್ನು ಮೈಗೂಡಿಸಿಕೊಂಡಿದ್ದವು. ಸ್ನೇಹ ಗೆಳೆತನ ಇಬ್ಬರ ನಡುವಿನ ಮೈತ್ರಿಯ ಪ್ರತೀಕ. ಇದು ಹೀಗೆಯೇ ಇರಬೇಕು, ಅದಕ್ಕೊಂದು ಸೈದ್ಧಾಂತಿಕ ನೆಲೆಗಟ್ಟಿರಬೇಕೆಂಬ ಅಂಶವನ್ನು ಜನಪದರು ಮನಗಂಡಿದ್ದರು. ಆ ಹಿನ್ನೆಲೆಯಲ್ಲಿಯೇ ಜೀವದ ಗೆಳತಿಯರ ಮಾನವೀಯತೆ, ಪ್ರೀತಿ, ವಿಶ್ವಾಸ ಮತ್ತು ಸಹಬಾಳ್ವೆಯ ಬದುಕನ್ನು ತ್ರಿಪದಿ ಬಿಂಬಿಸಿದೆ. ಬಹಳ ಕಾಲ ಅನ್ಯೋನ್ಯವಾಗಿದ್ದ ಗೆಳತಿಯರು ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಹೋಗುವ ಸಂದರ್ಭದಲ್ಲಿ ತಮ್ಮ ತಾಯಿ ತಂದೆಯ ಅಗಲುವಿಕೆಗಿಂತ ಮಿಗಿಲಾಗಿ ತವರನ್ನು ಬಿಡುವ ಸಂದರ್ಭ ಗೆಳತಿಯರ ಅಗಲುವಿಕೆಗಿಂತ ನಷ್ಟವಾದಂತೆನಿಸಿ ಒಬ್ಬರಿಗೊಬ್ಬರು ಅಪ್ಪಿಕೊಂಡು ದುಃಖಿಸುತ್ತಾರೆ. ಇಲ್ಲಿ ರಕ್ತ ಸಂಬಂಧಕ್ಕಿಂತಲೂ ಸಾಮಾಜಿಕ ಸಂಬಂಧವೊಂದು ತನ್ನ ಮೌಲ್ಯ ಕಂಡುಕೊಂಡಿದೆ.

ತನ್ನನ್ನು ಕೊಟ್ಟ ಮನೆಯಲ್ಲಿ ಏನೆಲ್ಲ ಸಿರಿ ಸಂಪತ್ತಿದ್ದರೂ ಹೆಣ್ಣಿಗೆ ಸದಾ ತನ್ನ ತವರಿನದೇ ಚಿಂತೆಯಾಗಿರುತ್ತದೆ. ತಾನಿರುವೆಡೆ ಕಂಡುಬರುವ ಸುಖ ಸಮೃದ್ಧಿ ಸಂತೋಷ ನೆಮ್ಮದಿಗಳು ತನ್ನ ತವರಿಗೂ ಹರಿದು ಹೋಗಲಿ ಎನ್ನುವ ಹೆಣ್ಣಿನ ಮನದಾಳದ ಮೂಕ ವೇದನೆ ಮಾರ್ದನಿಸಿದೆ. ತನ್ನೂರಿಗೆ ಧಾರಾಕಾರವಾಗಿ ಸುರಿದ ಮಳೆಯು ತವರಿಗೂ ಬಿದ್ದಿದ್ದರೆ ಅಲ್ಲಿ ತವರಿನವರ ಬಾಳು ಬಂಗಾರವಾದೀತು ಎನ್ನುವ ನಿಸ್ವಾರ್ಥ ಭಾವ ಇಲ್ಲಿ ವ್ಯಕ್ತಗೊಂಡಿದೆ. ತವರು ಹೆಣ್ಣಿಗೆ ತನ್ನದೇ ರೀತಿಯಲ್ಲಿ ಸ್ಥಾನಮಾನ ತಂದುಕೊಡುತ್ತದೆ. ತವರು ಹೆಣ್ಣಿಗೆ ಕೌಟುಂಬಿಕ ಬಾಂಧವ್ಯದ ಹಿನ್ನೆಲೆಯಲ್ಲಿ ಮಾತ್ರವೇ ಸ್ಥಾನಮಾನಗಳನ್ನು ತಂದುಕೊಡದೆ ಅವಳ ಸಾಮಾಜಿಕ ಆರ್ಥಿಕ ಸ್ಥಾನಮಾನಗಳನ್ನು ಗುರುತಿಸುವಲ್ಲಿಯೂ ಪ್ರಮುಖ ಪಾತ್ರ ವಹಿಸುತ್ತದೆ. ಕುಲ ನೋಡಿ ಹೆಣ್ಣು ಕೊಡು, ಜಲ ನೋಡಿ ಬಾವಿ ತೋಡು ಎನ್ನುವ ಮಾತು

ಬಹುಶಃ ಕುಲ ಎನ್ನುವುದು ಕಳ್ಳು ಬಳ್ಳಿಯಿಂದ ಬೆಸೆದಿರುವ ತವರು ಎನ್ನುವುದರ ಮತ್ತೊಂದು ರೂಪವಿರಬಹುದೇನೋ. ಆದ್ದರಿಂದಲೇ ಸಮಾಜದಲ್ಲಿ ಹೆಣ್ಣೊಂದರ ಯಾವುದೇ ಸ್ಥಾನಮಾನಗಳು, ಸ್ಥಿತಿಗತಿಗಳು ನಿರ್ದಿಷ್ಟವಾಗಿ ರೂಪುಗೊಳ್ಳುವುದೇ ಅವಳು ಹುಟ್ಟಿ ಬೆಳೆದಿರಬಹುದಾದ ತವರಿನಿಂದ. ಅಂದರೆ ಹೆಣ್ಣಿಗೆ ಅವಳ ಹುಟ್ಟಿನಿಂದಲೇ ತವರು ಒಂದು ಸ್ಥಾನಮಾನ ಕಲ್ಪಿಸಿಕೊಟ್ಟಿರುತ್ತದೆ. ತವರು ಮನೆ ಹೆಣ್ಣಿಗೆ ಒಂದು ವಿಶಿಷ್ಟ ಅವ್ಯಕ್ತ ಅನುಭವ ಲೋಕ. ತವರು ಮನೆಯನ್ನು ಅಗಲುವ, ಗಂಡನ ಮನೆಯನ್ನು ಸೇರುವ ಎರಡೂ ಕ್ರಿಯೆಗಳನ್ನು ಹೆಣ್ಣೇ ನಿರ್ವಹಿಸುತ್ತಾಳೆ. ಪಿತೃಪ್ರಧಾನ ವ್ಯವಸ್ಥೆಯಲ್ಲಾಗಲಿ ಮಾತೃಪ್ರಧಾನ ವ್ಯವಸ್ಥೆಯಲ್ಲಾಗಲಿ ಸಂಬಂಧಗಳನ್ನು ಜೋಡಿಸುವವಳು, ಸಂಬಂಧಗಳನ್ನು ಸೃಷ್ಟಿಸುವವಳು ಹೆಣ್ಣೇ ಆಗಿರುತ್ತಾಳೆ. ಆದುದರಿಂದಲೇ ಅವಳನ್ನು ಸಮಾಜದ ಸಾರ್ವತ್ರಿಕ ಘಟಕ ಎಂದು ಕರೆಯಬಹುದು. ಕೌಟುಂಬಿಕ ಬಾಂಧವ್ಯದ ಸೆಳೆತ, ತನ್ನೊಳಗಿನ ಆರ್ಥಿಕ ಅಭದ್ರತೆ, ದೈಹಿಕ ಜೈವಿಕ ಪ್ರಕ್ರಿಯೆಗಳಿಂದ ಉಂಟಾಗುವ ಸಂದರ್ಭಗಳ ಒತ್ತಡಗಳ ಕಾರಣಗಳಿಂದ ತನ್ನ ಸ್ಥಾನಮಾನಗಳನ್ನು ತವರಿನ ವ್ಯಾಪ್ತಿಯಲ್ಲಿಯೇ ಪಡೆದುಕೊಳ್ಳಲು ಹೆಣ್ಣು ಆಶಿಸುತ್ತಾಳೆ. ತವರಿನ ಆಸ್ತಿಯ ಒಡೆತನ ತನಗೆ ದಕ್ಕಲೇಬೇಕು ಎನ್ನುವ, ಅದು ತನ್ನ ಹಕ್ಕು ಎಂದು ಭಾವಿಸುವ ಹೆಣ್ಣಿನ ಅಂತರಾಳದ ಅನಿಸಿಕೆಯೊಂದು ಹೀಗಿದೆ. ಅಣ್ಣಯ್ಯ, ನಾನು ನಿನ್ನಂಗೆ ಗಂಡಾಗಿ ಹುಟ್ಟಿದ್ರೆ ಎರೆಯ ಗದ್ದೆಯಲ್ಲಿ ಸರಿಪಾಲು ತಕ್ಕೊಂಡು ದೊರೆಯಾಗಿ ನಾನೂ ಇರ್ತಿದ್ದೆ ಎಂದು ಅಣ್ಣನಿಗೆ ತಂಗಿ ಹೇಳುವ ಮಾತಿನಲ್ಲಿ ತನ್ನ ತವರಿನ ಆಸ್ತಿ ಹಕ್ಕಿಗೆ ತಾನೂ ಬಾಧ್ಯಸ್ಥಳು ಎನ್ನುವ ಅಂಶ ಇದರಿಂದ ವೇದ್ಯವಾಗುತ್ತದೆ. ಇದಕ್ಕೆ ಉದಾಹರಣೆ ಎಂಬಂತೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಇಂದಿಗೂ ಸುಗ್ಗಿ ಕಾಲದಲ್ಲಿ ಕಂಡುಬರುವ ಜೋಳದ ರಾಶಿ ಕಣಕ್ಕೆ ಆ ಮನೆಯ ಹೆಣ್ಣು ಮಗಳು ಬಂದು ಆರತಿ ಎತ್ತಿ ಪೂಜಿಸುವ ಪದ್ಧತಿ ಇದೆ. ಹಾಗೇನಾದರೂ ರಾಶಿ ಕಣಕ್ಕೆ ತವರಿನವರು ಕರೆಸದಿದ್ದರೆ ಅವಳು ಪ್ರತಿಭಟಿಸುವ ಹಕ್ಕು ಹೊಂದಿರುತ್ತಾಳೆ. ಈ ಉದಾಹರಣೆಯಿಂದ ತವರಿನ ಆಸ್ತಿಯ ಹಕ್ಕಿಗೆ ಹೆಣ್ಣು ಸಾಂಪ್ರದಾಯಿಕವಾಗಿ ಹೇಗೆ ಬಾಧ್ಯಸ್ಥಳಾಗಿದ್ದಾಳೆ ಎನ್ನುವ ಅಂಶ ಕಂಡುಬರುತ್ತದೆ. ತವರಿನ ಬಗೆಗೆ ಮಗಳಿಗೂ, ಮಗಳ ಬಗೆಗೆ ತಂದೆ ತಾಯಿಗಳಿಗೂ, ಇತರ ರಕ್ತ ಸಂಬಂಧಿಗಳಿಗೂ ಎಷ್ಟೆಲ್ಲ ಭಾವನಾತ್ಮಕ ಸಂಬಂಧಗಳಿದ್ದರೂ ಕೂಡ ಕೆಲವು ಸಾರಿ ತವರು ಆಕೆಯ ಪಾಲಿಗೆ ನಿಷ್ಪ್ರಯೋಜಕವಾಗಿ ಕಾಣಿಸುತ್ತದೆ. ಆಕೆ ತ್ರಿಶಂಕು ಪ್ರಜ್ಞೆಯನ್ನು ಅನುಭವಿಸಬೇಕಾಗಿ ಬರುತ್ತದೆ. ಇದಕ್ಕೆ ಉದಾಹರಣೆ ಎಂಬಂತೆ ಅವಳ ಮಾತಿನಲ್ಲೇ ಹೇಳುವುದಾದರೆ, ಹೆರದಿದ್ದರೆ ಗಂಡನ ಮನೆಯದು ಹಂಗಿನ ಬಾನ, ಹೆರದೇ ತವರಿಗೆ ಬಂದರೆ ಅಲ್ಲಿಯೂ ಹಂಗಿನ ಬಾನ. ಇಲ್ಲಿ ಅಸಹಾಯಕಳಾಗಿ ಬಂದ ಹೆಣ್ಣಿಗೆ ತವರು ಯಾವುದೇ ಸ್ಥಾನಮಾನ ನೀಡಲಾರದು ಎನ್ನುವ ವಿಚಾರದ ಸುಳಿವಿದೆ.

ಗಂಜಿಯ ಕುಡಿದಾರು ಗಂಡಾನ ಮನೆಲೇಸು, ಹಂಗೀನ ತವರು ಮನೆ ಸಾಕು ಎನ್ನುವಲ್ಲಿ ನೆಮ್ಮದಿಯ ಬದುಕಿಗೆ ಗಂಡನ ಮನೆಯ ಧನಕನಕಾದಿಗಳಿಗಿಂತಲೂ ಗಂಡ ಅತ್ತೆ ಮಾವಂದಿರ ಪ್ರೀತಿ ವಾತ್ಸಲ್ಯಗಳು ದೊರಕಿದಾಗ ತುಂಬು ಹೃದಯದಿಂದಲೇ ಮೆಚ್ಚಿ ಆ ಮಮತೆಯ ಮುದದಲ್ಲಿ ತವರನ್ನೇ ಮರೆಯುತ್ತಾಳೆ. ತವರನ್ನು ಕುರಿತ ಬೇಸರದ ಮತ್ತು ಅಸಡ್ಡೆಯ ಮಾತುಗಳನ್ನು ಆಡಿರುವ ಜನಪದ ಹೆಣ್ಣಿನ ಅಂತರಾಳದ ಅಭೀಪ್ಸೆಯ ಹಿಂದೆ ಗಂಡ ಕಡುಬಡವನೇ ಆಗಿದ್ದರೂ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗು ಎನ್ನುವ ಸಾಮಾಜಿಕ ಕಟ್ಟುಪಾಡಿಗೆ ಒಳಪಟ್ಟು ಗಂಡನನ್ನು ಆಶ್ರಯಿಸುವ, ಹಾಗೇನಾದರೂ ಗಂಡನನ್ನು ತೊರೆದು ತವರನ್ನು ಸೇರಿದರೆ ಸಾಮಾಜಿಕವಾಗಿ ಅಲ್ಲಿ ತನಗೆ ಸಿಗುವ ಕೀಳು ಸ್ಥಾನಮಾನದ ಭಯದ ಹಿನ್ನೆಲೆಯಲ್ಲಿ ಈ ಭಾವನೆಗಳು ಮೂಡಿವೆ. ಇಲ್ಲಿ ಜನಪದರು ಕೌಟುಂಬಿಕ ಬಾಂಧವ್ಯಗಳಿಗೆ ತಾವೇ ನಿರ್ಮಿಸಿಕೊಂಡ ಚೌಕಟ್ಟುಗಳು ವಿಭಿನ್ನವಾಗಿ ಕಂಡುಬಂದಿವೆ. ಹೀಗೆ ತವರು ಹೆಣ್ಣಿಗೆ ಭದ್ರತೆ ಮತ್ತು ಅಭದ್ರತೆಯ ಎರಡೂ ಮುಖಗಳನ್ನು ಬಿಂಬಿಸುತ್ತದೆ. ಕೆಲವೊಮ್ಮೆ ತವರು ವಿಶೇಷ ಸ್ಥಾನಮಾನ ಒದಗಿಸಿಕೊಟ್ಟರೆ ಮತ್ತೊಮ್ಮೆ ತವರು ಸ್ಥಾನಮಾನಗಳನ್ನು ಕಸಿದುಕೊಳ್ಳುವ ಪರಿಸ್ಥಿತಿಗೆ ಅವಳನ್ನು ತಂದಿಡುತ್ತದೆ. ಅದೇನೇ ಇರಲಿ, ಬದಲಾಗುತ್ತಿರುವ ಆಧುನಿಕ ಸಮಾಜದಲ್ಲಿ ಸಂಸ್ಕೃತಿಯು ಬದಲಾಗುತ್ತಿರುವುದನ್ನು ಕಾಣಬಹುದು. ದೇಶೀಯ ಸಂಸ್ಕೃತಿ ವಿದೇಶೀಯ ಸಂಸ್ಕೃತಿಗಳೊಂದಿಗೆ ಸಮ್ಮಿಳಿತಗೊಂಡು

ಸಾಂಪ್ರದಾಯಿಕ ಹಿನ್ನೆಲೆಯ ಬಾಂಧವ್ಯಗಳು ಬರಿದಾಗುತ್ತಿವೆ ಎನ್ನಲಡ್ಡಿಯಿಲ್ಲ. ಇಷ್ಟೆಲ್ಲ ಆಧುನಿಕ ಸಂಸ್ಕೃತಿಯ ಅಬ್ಬರದಲ್ಲೂ ಜನಪದ ಬಾಂಧವ್ಯ, ತವರಿನ ಹಂಬಲ ಜನಮನದಿಂದ ದೂರವಾಗಿಲ್ಲ ಎಂದು ದೃಢೀಕರಿಸಲು ಕೆಲವು ಅಂಶಗಳು ನಮಗೆ ಉದಾಹರಣೆಯಾಗಿ ನಿಲ್ಲುತ್ತವೆ. ಅತ್ಯಂತ ಮುಂದುವರಿದ ನವ ಸಮಾಜದ ಕುಟುಂಬಗಳಲ್ಲಿಯೂ ಇಂದಿಗೂ ಮಗಳ ಮೊದಲ ಹೆರಿಗೆ ತವರು ಮನೆಯಲ್ಲಿಯೇ ಆಗಬೇಕು. ಆಷಾಢ ಮಾಸದಲ್ಲಿ ಮಗಳು ತವರು ಮನೆಯಲ್ಲಿಯೇ ಇರಬೇಕು ಎನ್ನುವ ನಂಬಿಕೆಗಳನ್ನು ಇಂದಿಗೂ ಪಾಲಿಸುತ್ತಿರುವುದನ್ನು ಗಮನಿಸಿದರೆ ಬಾಂಧವ್ಯ, ತವರು ಈ ಪರಿಕಲ್ಪನೆಗಳಿಗೆ ತನ್ನದೇ ಆದ ಮೌಲ್ಯವಿದೆ ಎನ್ನಬಹುದು. ತವರು ಮಗಳಿಗೆ ಮೌಲ್ಯ ತಂದುಕೊಡುವ ಮಹಾಮನೆ ಎಂದರೆ ತಪ್ಪ

0: ತವರೂರ ಹಾದಿಲಿ ಕಲ್ಲಿಲ್ಲ ಮುಳ್ಳಿಲ್ಲ ರೂಪಕ ಕೇಳಿದರೆ. ರಚನೆ ಡಾ ವಿಜಯಲಕ್ಷ್ಮಿ ಮನಾಪುರ. ಸಂಗೀತ ಜಿ ಪುಷ್ಪಲತಾ. ನಿರೂಪಣೆ ಮಂಗಳಾ ದಿವಾಕರ್. ಗೀತೆಗಳನ್ನು ಹಾಡಿದವರು ಸಾವಿತ್ರಿ ಪ್ರಭಾಕರ್, ಎಂವಿ ಶುಭ, ರಾಧಿಕಾ ಭಟ್ ಹಾಗೂ ಕೆಪಿ ರೇವತಿ. ವಾದ್ಯ ಸಹಕಾರ ತಬಲಾ ಆರ್ ದಾಸಪ್ಪ, ಹಾರ್ಮೋನಿಯಂ ಪುರುಷೋತ್ತಮ್, ತಾಳ ಮಹದೇವ್. ಸಂಕಲನ ಶುಭದಾ ಡಿರೈ. ನಿರ್ಮಾಣ ಸುರೇಂದ್ರನಾಥ್ ಸಾತ್ವಿಕ್.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ
2: ಬದುಕು ಜಟಕ ಬಂಡಿ
1: ಕಾರ್ಯಕ್ರಮ ಜೀವನವೆಂದರೆ ಹೀಗೇನೆ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದಿಂದ ಆಯ್ದ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನ ಆಧರಿಸಿದ ಸರಣಿ ಕಾರ್ಯಕ್ರಮ.
2: ಕಡೆಗೋಡು ಪದ ಕುಸಿಯ ನೆಲವಿಹುದ ಮಂಕುತಿಮ್ಮ
1: ಪ್ರಸ್ತುತಪಡಿಸುತ್ತಾರೆ ಅಶೋಕ್ ಕುಮಾರ್ ಬಿಎನ್.
3: ಇಂದಿನ ಶೀರ್ಷಿಕೆ ಕೂಡ ಹೆಸರಿನ ಹಂಬಲ ಅಂತಾನೆ. ಯಾಕೆ ಅಂತಂದ್ರೆ ಈ ಹೆಸರಿನ ಹಂಬಲ ಅಷ್ಟು ಸುಲಭವಾಗಿ ಬಿಟ್ಕೊಡಲ್ಲ ರೀ. ಅದರ ಬಗ್ಗೆ ಎಷ್ಟು ಜಾಸ್ತಿ ಹೇಳ್ತೀವೋ ಅಷ್ಟು ಒಳ್ಳೆಯದು ಅಂತ ಅನ್ನಿಸ್ತು. ಆದ್ದರಿಂದ ಮತ್ತೆ ಅದೇ ಹೆಸರನ್ನು ತಗೊಂಡಿದ್ದೀನಿ. ದಾಸರ ಪದ ಹೇಳುತ್ತೆ, ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅಂತ. ಆದರೆ ಇಂದಿನ ದಿನಗಳಲ್ಲಿ ಬಹಳ ಮಂದಿ ಮಾಡೋದೆಲ್ಲ ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿಯಿಂದ ಮುಂದುವರೆದು ಬರೀ ಹೆಸರಿಗಾಗಿ ಅಂತ ನಾವು ಸೇರಿಸ್ಕೋಬಹುದೇನೋ ಅಂತ ಅನ್ಸುತ್ತೆ. ಅದರಿಂದ ಎಲ್ಲ ಮಾಡುವುದು ಬರೀ ಹೊಟ್ಟೆಗಾಗಿ ಮತ್ತು ಬಟ್ಟೆಗಾಗಿ ಅನ್ನೋದು ಪೂರ್ಣ ಸತ್ಯ ಅಲ್ಲ ಅಂತ ಒಂದು ಸಣ್ಣ ಅನುಮಾನ ಬರುತ್ತೆ ಅಷ್ಟೇ. ತಮ್ಮ ಡೊಂಕನ್ನು ತಿದ್ದಿಕೊಳ್ಳದೆ ಲೋಕದ ಡೊಂಕನ್ನು ತಿದ್ದುವ ಸೋಗು ಅವರದ್ದು. ಪ್ರಸಿದ್ಧಿಗಾಗಿ ಪ್ರಚಾರಕ್ಕಾಗಿ ಅವರು ಆಡದ ಆಟ ಇಲ್ಲ, ಮಾಡದ ಕಸರತ್ತಿಲ್ಲ. ಅಂಥ ಅಪ್ರಬುದ್ಧರನ್ನು ಡಿವಿಜಿ ಹೀಗೆ ಟೀಕಿಸ್ತಾರೆ. ಅಕ್ಕಿಯೊಳಗನ್ನವನು ಮೊದಲಾರು ಕಂಡವನು, ಅಕ್ಕರದ ಬರಹಕ್ಕೆ ಮೊದಲಿಗನದಾರು, ಲೆಕ್ಕವರಿಸಿಲ್ಲ ಜಗ ತನ್ನಾದಿ ಬಂಧುಗಳ, ದೆಕ್ಕುವುದೇ ಜಸ ನಿನಗೆ ಮಂಕುತಿಮ್ಮ. ಅಂದ್ರೆ ಇದರ ಅರ್ಥ ಹೀಗಿದೆ, ಅಕ್ಕಿಯಿಂದ ಅನ್ನವನ್ನ ಮಾಡಿಕೊಂಡು ಉಂಡ್ರೆ ಚಂದ ಅಂತ ಮೊಟ್ಟ ಮೊದಲಿಗೆ ಕಂಡು ಹಿಡಿದೋರು ಯಾರು? ನಮ್ಮ ನಮ್ಮ ಭಾಷೆಗಳ ಮುದ್ದು ಮುದ್ದಾದ ಅಕ್ಷರಗಳನ್ನು ಹೀಗೇ ಬರೀಬೇಕು ಅಂತ ಮೊದಲು ಯಾರು ಗೊತ್ತುಪಡಿಸಿದ್ರು? ಮೊದಲ ಬಾರಿಗೆ ಲೋಕೋಪಕಾರ ಮಾಡಿದ ವ್ಯಕ್ತಿಗಳನ್ನೇ ಜನರು ಪರಿಗಣನೆಗೆ ತೆಗೆದುಕೊಂಡಿಲ್ಲದೇ ಇರುವಾಗ ನಿನಗೆ ನ್ಯಾಯ, ಕೀರ್ತಿ, ಹೆಸರು ದೊರಕುತ್ತೆ ಅಂತ ಹೇಗೆ ಭಾವಿಸ್ತೀಯಪ್ಪ ಅಂತ. ಎಷ್ಟು ಚೆನ್ನಾಗಿ ಉಪಮೆ ಮೂಲಕ ಡಿವಿಜಿ ಅವರು ಹೇಳ್ತಾರೆ ಅಂದ್ರೆ ಅನ್ನ ಅಕ್ಷರಗಳ ಮೂಲಕ ಹೇಳ್ತಾರೆ ಅಂದ್ರೆ ಈ ಅನ್ನ ಅಕ್ಷರಗಳು ಪ್ರತಿ ದಿನ ಪ್ರತಿ ಕ್ಷಣ ಉಪಯೋಗಿಸಲ್ಪಡುತ್ತವೆ, ಆದರೂ ಅವುಗಳನ್ನ ಕಂಡು ಹಿಡಿದವರ ಹೆಸರು ಗೊತ್ತೇ ಅಂತ ಡಿವಿಜಿ ಕೇಳ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ. ಅಕ್ಕಿಯೊಳಗನ್ನವನು ಮೊದಲಾರು ಕಂಡವನು, ಅಕ್ಕರದ ಬರಹಕ್ಕೆ ಮೊದಲಿಗದಾರು, ಲೆಕ್ಕವರಿಸಿಲ್ಲ ಜಗ ತನ್ನಾದಿ ಬಂಧುಗಳ, ದಕ್ಕುವುದೇ ಜಸ ನಿನಗೆ ಮಂಕುತಿಮ್ಮ. ಒಂದು ಶಾಲೆ ಇರುತ್ತೆ, ಮೇಷ್ಟ್ರು ಹುಡುಗಿನ ಕೇಳ್ತಾರೆ, ಒಂದು ಹುಡುಗಿನ, ಏನಮ್ಮ ನಿನ್ನ ಅಜ್ಜನ ಹೆಸರೇನು ಅಂತ. ಆ ಹುಡುಗಿ ಹೇಳ್ತಾಳೆ, ಮುತ್ತಜ್ಜನದು ಅಂತಂದಾಗ ಕಷ್ಟಪಟ್ಟು ಜ್ಞಾಪಕ ಮಾಡಿಕೊಂಡು ಹೇಳ್ತಾಳೆ ಹುಡುಗಿ ಮುತ್ತಜ್ಜನದು ಹೆಸರನ್ನ. ಅವ್ರ ತಂದೆದು ಅಂತ ಕೇಳಿದಾಗ ಹುಡುಗಿ ಕಕ್ಕಾಬಿಕ್ಕಿ ಆಗ್ತಾಳೆ. ಮೇಷ್ಟ್ರು ಬಿಡೋದಿಲ್ಲ ಅಷ್ಟಕ್ಕೇನೆ, ಇನ್ನೊಂದೆರಡು ಮೂರು ಹುಡುಗರನ್ನ ಹುಡುಗಿಯರನ್ನ ಕೇಳ್ತಾರೆ. ಮುತ್ತಜ್ಜನ ಮುತ್ತಜ್ಜನ ಹೆಸರು ಯಾರಿಗೂ ಗೊತ್ತಿರೋದಿಲ್ಲ. ಅವಾಗ ಮೇಷ್ಟ್ರು ಕೇಳ್ತಾರೆ, ನಿಮ್ಗೆ ಬುದ್ಧ ಗೊತ್ತಾ, ಶಂಕರಾಚಾರ್ಯ ಗೊತ್ತಾ ಅಂತ. ಎಲ್ಲರೂ ಹೇಳ್ತಾರೆ ಪಟಪಟ ಅಂತ, ಏನೇನ್ ಪ್ರಶ್ನೆ ಕೇಳಿದ್ರು ಅವ್ರಗಳ ಬಗ್ಗೆ ಹೇಳ್ತಾರೆ. ಅವಾಗ ಮೇಷ್ಟ್ರು ಕೇಳ್ತಾರೆ, ಇದೆಲ್ಲ ಹೇಗ್ ಗೊತ್ತಾಯ್ತು, ನೀವೇನು ಶಂಕರಾಚಾರ್ಯ ಅಥವಾ ಬುದ್ಧನ ಮೊಮ್ಮಗನ ಮೊಮ್ಮಗನ ಮೊಮ್ಮಗನ ಮೊಮ್ಮಗನ ಮೊಮ್ಮಗಳ ಅಂತ. ಪಾಪ ಇವ್ರಿಗೆಲ್ಲ ದಿಕ್ಕೆ ತೋಚಲ್ಲ ಹುಡುಗರುಗಳಿಗೆ, ಈ ಪ್ರಶ್ನೆ ದೊಡ್ಡದು ಅಂತ ಅನ್ಸುತ್ತೆ. ಅವಾಗ ಒಬ್ಳು ಹುಡುಗಿ ಧೈರ್ಯ ಮಾಡಿ ಹೇಳ್ತಾಳೆ, ಸರ್ ಆ ಹೆಸರುಗಳನ್ನೆಲ್ಲ

ನಾಟ್ ವರ್ತ್ ರಿಮೆಂಬರಿಂಗ್ ಸರ್. ದೋಸ್ ಹೂ ಹ್ಯಾವ್ ಲಿವ್ಡ್ ಫಾರ್ ಅದರ್ಸ್ ವಿಲ್ ಬಿ ರಿಮೆಂಬರ್ಡ್ ಫಾರ್ ಎವರ್, ಅದರ್ಸ್ ವಿಲ್ ಸಿಂಪ್ಲಿ ಡೈ ಅಂತ. ಈ ಮಾನವನ ಪ್ರಸಿದ್ಧಿಯ ಹುಚ್ಚು ಉಳಿದೆಲ್ಲ ಹುಚ್ಚುಗಳನ್ನು ಹಿಂದೆ ಹಾಕುವಂಥದ್ದು. ಡಿ ವಿ ಜಿ ಅವರೇ ಹೇಳಿದ ಹಾಗೆ, ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಹೆಣ್ಣುಗಂಡಲವು, ಮನ್ನಣೆಯ ದಾಹವಿ ಎಲ್ಲಕ್ಕೂ ತೀಕ್ಷ್ಣತಮ, ತಿನ್ನುವುದು ಅದು ಆತ್ಮವನೇ ಮಂಕುತಿಮ್ಮ. ಇದರ ಅರ್ಥ ಹೀಗಿದೆ, ಮನುಷ್ಯನಿಗೆ ಅವನ ಹಸಿವನ್ನು ತಣಿಸುವುದು ಮೊದಲನೆಯ ಕೆಲಸ, ಆದರೆ ಹಣದ ವ್ಯಾಮೋಹ ಅದಕ್ಕಿಂತ ಇನ್ನೂ ತೀಕ್ಷ್ಣವಾಗಿರುತ್ತೆ ಅಂತ ಹೇಳ್ತಾರೆ. ಅಂದರೆ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಆಗಿ ಕರೆದುಕೊಂಡು ಹೋಗ್ತಾರೆ ಈ ವ್ಯಾಮೋಹ ಹೇಗಿರುತ್ತೆ ಅಂತ. ಈ ಹಣದ ವ್ಯಾಮೋಹಕ್ಕಿಂತ ಮಿಗಿಲಾದದ್ದು ಹೆಣ್ಣು ಗಂಡುಗಳ ಒಲವು, ಪ್ರೀತಿ ಹಾಗೂ ಆಕರ್ಷಣೆ. ಇವುಗಳೆಲ್ಲವನ್ನೂ ಮೀರಿದ ದಾಹ, ಅವನಿಗೆ ಸಮಾಜದಲ್ಲಿ ಮಾನ್ಯತೆಯನ್ನು ಪಡೆಯಬೇಕು ಅನ್ನುವುದು. ಮನ್ನಣೆಯ ದಾಹವಿ ಎಲ್ಲಕ್ಕೂ ತೀಕ್ಷ್ಣತಮ, ತಿನ್ನುವುದದು ಆತ್ಮವನ್ನೇ ಮಂಕುತಿಮ್ಮ ಅಂತಾರೆ. ಕೀರ್ತಿಯ ಮೋಹ ಅವನ ಆತ್ಮವನ್ನೇ ತಿನ್ನುತ್ತೆ ಅಂತ. ಈ ಅನ್ನದಾತುರ, ಚಿನ್ನದಾತುರ, ಹೆಣ್ಣುಗಂಡಿನ ಒಲವು ಇವೆಲ್ಲಕ್ಕಿಂತಲೂ ಮನ್ನಣೆಯ ದಾಹ ಅತೀ ತೀಕ್ಷ್ಣತಮ, ಅದು ಆತ್ಮವನ್ನೇ ತಿನ್ನುತ್ತದೆ ಎಂಬುದು ಈ ಸೂಕ್ತಿಯ ತಿರುಳು. ಆತ್ಮವನ್ನಲ್ಲದೆ ಅದು ಪ್ರಾಣವನ್ನು ತಿಂದರೂ ಅತಿಶಯೋಕ್ತಿಯನ್ನಲ್ಲ. ಪ್ರಸಿದ್ಧವಾದ ದಾಖಲೆಗಳ ಪುಸ್ತಕಗಳಲ್ಲಿ ತಮ್ಮ ಹೆಸರು ದಾಖಲಾಗಬೇಕೆಂದು ಹರಸಾಹಸ ಪಟ್ಟೋರಿದ್ದಾರೆ. ಅಂತಹ ದುಸ್ಸಾಹಸಗಳಲ್ಲಿ ತೊಡಗಿದವರ ಸಂಖ್ಯೆ ಬಹಳ ದೊಡ್ಡದೆ. ಅಂತಹ ಸಾಹಸಗಳಲ್ಲಿ ಬಹಳಷ್ಟು ಕೆಲಸಕ್ಕೆ ಬಾರದವು ಅಂತ ಅನ್ಬಿಟ್ಟು ಅಂತ ಸಿ ಪಿ ಕೃಷ್ಣಕುಮಾರ್ ಹೇಳ್ತಾರೆ. ಇದೇ ತರ ಒಂದು ಸಾಹಸಗಳ ಸ್ಪರ್ಧೆ ಇರುತ್ತೆ. ಆ ಸ್ಪರ್ಧೆನಲ್ಲಿ ನೋಡೋದಕ್ಕೆ ಜನರೆಲ್ಲ ಸೇರಿರ್ತಾರೆ. ಒಬ್ಬ ಸ್ಪರ್ಧಿ ಬರ್ತಾನೆ, ಒಂದು ಮೇಜಿನ ಮೇಲೆ ಒಂದು ಸಣ್ಣ ಸೂಜಿನ ಚುಚ್ಚುತ್ತಾನೆ, ಅಲ್ಲಿಂದ 100 ಹೆಜ್ಜೆ ದೂರ ನಡೆದು ಬರ್ತಾನೆ, ಕೈಯಲ್ಲಿ ಒಂದು ಬಹು ಉದ್ದವಾದಂತಹ ಒಂದು ದಾರ ಇರುತ್ತೆ. ಒಂದು ಕ್ಷಣ ಅಷ್ಟು ದೂರದ ಸೂಜಿಯನ್ನು ಸೂಕ್ಷ್ಮವಾಗಿ ಗಮನಿಸ್ತಾನೆ. ಒಂದು ಸಲ ದೀರ್ಘ ಶ್ವಾಸ ತೆಗೆದುಕೊಂಡು ಮೈ ನಿಮಿರಿಸಿ ಛಟ್ಟನೆ ಕೈ ಚಾಚಿ ದಾರವನ್ನು ಬೀಸಿ ಎಸಿತಾನೆ. ಅದು ಗಾಳಿನಲ್ಲಿ ಹಾರ್ತಾ ಹಾರ್ತಾ ಹೋಗಿ ಕೆಳಮುಖವಾಗಿ ನೆಟ್ಟಿದ್ದ ಸೂಜಿಯಲ್ಲಿ, ಅಂದ್ರೆ ಸೂಜಿಯ ಕಣ್ಣಿನಲ್ಲಿ ಹಾಯ್ದು ಹೋಗಿ ಪೋಣಿಸ್ಕೊಂಡ್ಬಿಡ್ತು. ಜನಗಳೆಲ್ಲ ಏನ್ ಚಪ್ಪಾಳೆ ಹೊಡೆದಿದ್ದೇ ಹೊಡೆದಿದ್ದು, ಏನ್ ಅದ್ಭುತ ಚಮತ್ಕಾರ ಅಂತ ಹೇಳಿ ಅಂತ. ಇಷ್ಟೊತ್ತಿಗೆ ಎಷ್ಟೋ ಸ್ಪರ್ಧೆಗಳು ನಡೆದು ಹೋಗಿರುತ್ತೆ ಈ ತರದ್ದೇನೆ. ನೆರೆದಿದ್ದ ಜನ ಎಲ್ಲರೂ ರಾಜನ ಮುಖನೇ ನೋಡ್ತಾ ಇರ್ತಾರೆ. ರಾಜ ಕೇಳ್ದ ಆ ಸಾಧಕನನ್ನ, ಈ ಕಾರ್ಯವನ್ನ ಸಾಧಿಸಲು ಎಷ್ಟು ವರ್ಷ ತಗೊಂಡೆ ಅಂತ. ಅವನಂತಾನೆ, 20 ವರ್ಷ ಪರಿಶ್ರಮ ಪಟ್ಟಿದ್ದೀನಿ ಅಂತ ಇದನ್ನು ಸಾಧಿಸೋದಕ್ಕೆ ಅಂತ. ರಾಜ ಹೇಳ್ತಾ, ಭಲೆ, ನಿನ್ನ ಸಾಧನೆಗೆ ಮೆಚ್ಚಿ ನಾನು ಮಾತು ಕೊಟ್ಟಂತೆ 1 ಚೀಲ ಬಂಗಾರದ ನಾಣ್ಯ ಕೊಡ್ತೀನಿ, ಅದರೊಂದಿಗೆ ನಿನಗೆ 100 ಚಡಿಯೇಟ್ಗಳ ಶಿಕ್ಷೆನೂ ಕೊಡ್ತಾ ಇದ್ದೀನಿ ಅಂತ. ಆ ವ್ಯಕ್ತಿ ಹಾಗೂ ಆ ಜನರೆಲ್ಲರಿಗೂ ಗಾಬರಿ ಆಗುತ್ತೆ. ಇವನಿಗೆ ಮೊದಲನೇ ಬಹುಮಾನ ಅಂತಂದ್ರೆ ಬಹುಮಾನ ಏನೋ ಬಂತು, ಅದ್ರ ಜೊತೆಗೆ ಚಡಿಯೇಟ್ಗಳು ಶಿಕ್ಷೆನೂ ಕೂಡ ಕೊಟ್ಟಿದಾನಲ್ಲ ರಾಜ ಅಂತ. ರಾಜ ಮುಂದುವರೆದು ಹೇಳ್ತಾನೆ, ನಿನ್ನ 20 ವರ್ಷಗಳ ಸಾಧನೆಯನ್ನು ಮೆಚ್ಚಬೇಕಾದ್ದೇ ಕಣಯ್ಯ, ಆದರೆ ಯಾವುದಕ್ಕೂ ಪ್ರಯೋಜನವಿಲ್ಲದ ಈ ಕ್ರಿಯೆಗೆ 20 ವರ್ಷ ಅವಧಿಯ ನಿನ್ನ ಅಮೂಲ್ಯ ಜೀವನವನ್ನ ವ್ಯರ್ಥ ಮಾಡಿಕೊಂಡಿದ್ದಕ್ಕೆ ಈ ಚಡಿಯೇಟು. ಒಂದು ಕೈಯಲ್ಲಿ ಸೂಜಿ ಹಿಡಿದು ಮತ್ತೊಂದು ಕೈಯಲ್ಲಿ ದಾರ ಹಿಡಿದು ಸುಲಭವಾಗಿ ಪೋಣಿಸಬಹುದಾದ ಈ ಸಣ್ಣ ಕೆಲಸಕ್ಕೆ 20 ವರ್ಷ ಹಾಳು ಮಾಡ್ಕೊಂಡ್ಬಿಟ್ಟಿಯಲ್ಲಪ್ಪ ನೀನು. ಇದನ್ನೇ ಯಾವುದಾದರೂ ಜನರಿಗೆ ಪ್ರಯೋಜನವಾಗುವಂತ ಕೆಲಸಕ್ಕೆ ಉಪಯೋಗಿಸಬಹುದಾಗಿತ್ತಲ್ಲ. ನೀನು ಮಾಡಿದ್ದನ್ನೇ ನೋಡಿ ಅದನ್ನೇ ಸಾಧನೆ ಅಂತ ಇತರ ತರುಣರು ಅರ್ಥ ಮಾಡಿಕೊಳ್ಳದೇ ಇರಲಿ ಅಥವಾ ಬಗೆಯದಿರಲಿ ಎಂಬುದಕ್ಕೆ ಚಡಿಯೇಟು ಎಂದ ರಾಜ. ನಮ್ಮ ಜೀವನದ ಅವಧಿ ಬಹಳ ಮುಖ್ಯವಾದದ್ದು ಹಾಗೂ ಅಮೂಲ್ಯವಾದದ್ದು. ಆ ಸಮಯದಿಂದ ಸಮಾಜಕ್ಕೆ ಏನಾದರೂ ಪ್ರಯೋಜನ ಆಗುವಂತಿದ್ರೆ ಅದು ಸಾರ್ಥಕ, ಇಲ್ಲದೆ ಹೋದರೆ ಅತ್ಯಂತ ಬೆಲೆ ಬಾಳುವ ಸಮಯ ವ್ಯರ್ಥ. ಹಾಗಾದರೆ ಹೆಸರು ಗಳಿಸೋದಕ್ಕೆ ಏನ್ ಮಾಡಬೇಕು? ಡಿ ವಿ ಜಿ ಹೇಳ್ತಾರೆ, ಹೆಸರು ಹೆಸರೆಂಬುದೇಂ ಕಸರು ಬೀಸುವ ಗಾಳಿ, ಹಸೆಯೊಂದು ನಿನಗೇಕೆ ಬ್ರಹ್ಮಪುರಿಯೊಳಗೆ, ಶಿಶುವಾಗು ನಿಮ್ಮನದಿ ಹಸುವಾಗು ಸಸಿಯಾಗು, ಕಸಬೊರಕೆಯಾಗಿಳೆಗೆ ಮಂಕುತಿಮ್ಮ. ಎಂಥ ಉಪಮೆ ಕೊಡ್ತಾರೆ ಅಂದ್ರೆ, ಶಿಶುವಾಗು ನಿಮ್ಮನದಿ ಹಸುವಾಗು ಸಸಿಯಾಗು ಕಸಬರಕೆಯಾಗು ಇಳೆಗೆ ಮಂಕುತಿಮ್ಮ ಅಂತ. ಇದರ ಅರ್ಥ ಹೀಗಿದೆ, ಹೆಸರು ಗಳಿಸಲೇಬೇಕೆಂಬ ಶಪಥ ಮಾಡಿರುವಂತಿದೆ ನೀನು. ಹಾಗಿದ್ರೆ ಈ ಹೆಸರು ಹೆಸರೆಂಬುದರ ವ್ಯಾಖ್ಯಾನ ಸ್ವಲ್ಪ ಕೇಳು. ಅದು ಒಂದು ಕಶ್ಮಲವನ್ನು ತುಂಬಿದ ಬೀಸುಗಾಳಿ, ಕಶ್ಮಲವನ್ನು ತುಂಬಿದ ಬೀಸುಗಾಳಿ. ಈ ಜಗತ್ತಿನಲ್ಲಿ ಅಂದ್ರೆ ಈ ಬ್ರಹ್ಮಪುರಿಯಲ್ಲಿ ಡಿ ವಿ ಜಿ ಹೇಳ್ತಾರೆ, ನಿನಗೊಂದು ಹಸೆ ಮಣೆ ಹಾಕಿ ಮರ್ಯಾದೆ ಯಾಕೆ ಮಾಡಬೇಕು? ನಿನ್ನ ಮನಸ್ಸಿನಲ್ಲಿ ನೀನು
ಮುಗ್ಧ ನಿಷ್ಕಲ್ಮಶ ಮಗುವಿನಂತಾಗೋ, ಹಸುವಿನ ತರಹ ಸಾಧು ಪ್ರಾಣಿಯಾಗೋ, ಜಗತ್ತಿಗೆ ಉಪಯೋಗವಾಗುವಂತಹ ಸಸಿ

0: ಆಗು, ತರುಜನ್ಮವಲ್ಲ ಪುಣ್ಯ ಅಂತ ಒಂದ್ ಕಡೆ ಹೇಳಿದ್ದಾರೆ. ಕಟ್ಟೆ ಕೊಡೆಗೆ ನೀನು ಜಗತ್ತಿನ ಕಸವನ್ನೆತ್ತಿ ಶುಚಿ ಮಾಡುವ ಕಸಪೊರಕೆಯಾಗು ಅಂತ ಹೇಳಿ ಅಂತ. ಅಂದ್ರೆ ಇದು ಪೇಟೆಂಟ್ಗಳ ಕಾಲ, ವೇದ ಅಪೌರುಷೇಯ ಅಂತಾರಲ್ಲ, ಹಾಗೆಯೇ ಎಲ್ಲವೂ ಇದ್ದಿದ್ರೆ ಎಷ್ಟು ಚೆನ್ನ ಅನ್ಸತ್ತೆ. ನೀವೇನ್ ಹೇಳ್ತಿರೋ, ನಾವುಗಳು ಏನೇ ಮಾಡಿದರೂ ದೇಶಕ್ಕೆ ರಾಷ್ಟ್ರಕ್ಕೆ ಉಪಯೋಗವಾಗುವುದಾದ್ರೆ ನಾನು ಮಾಡಿದ್ದು ನನ್ನಿಂದಲೇ ಅದು ಸಾಕಾರಗೊಂಡಿದ್ದು ಅನ್ನುವ ಅಹಂ ಯಾಕೆ?
1: ಬದುಕು ಜಟಕ ಬಂಡಿ
2: ಜೀವನವೆಂದರೆ ಹೀಗೆ ಕಾರ್ಯಕ್ರಮ ಕೇಳಿದಿರಿ.
1: ಕುದುರೆ ನೀ ಅವನು ಪೇಳ್ದಂತೆ ಪಯಣಿಗರು.
2: ಪ್ರಸ್ತುತಪಡಿಸಿದವರು ಅಶೋಕ್ ಕುಮಾರ್ ಬಿಎನ್.
1: ದಂತೆ ಪಯಣಿಗರು.
2: ಸಂಕಲನ ಆರ್ ಜ್ಯೋತಿಶ್ರೀ. ನಿರ್ಮಾಣ ಹೆಚ್ ಶ್ರೀನಿವಾಸ್.
1: ನೆಲವಿಹುದ ಮಂಕುತಿಮ್ಮ ಪದ ಕುಸಿಯ ನೆಲವಿಹುದ ಮಂಕುತಿಮ್ಮ.
3: ಈ ಕಾರ್ಯಕ್ರಮಗಳು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

0: ಡಿಟಿಹೆಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ.
1: ಆಕಾಶವಾಣಿ ವನಿತಾವಾಣಿ ಮಹಿಳೆಯರಿಗಾಗಿ ಕಾರ್ಯಕ್ರಮ. ನಮಸ್ಕಾರ ಗೆಳತಿಯರೇ, ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮುಕ್ತ ದಾಮೋದರ್ ಚೇರ್ಕಾಡಿ ಅವರಿಂದ ಲಘುತಾಟಿಯ ಭಾಷಣ, ಪಲ್ಲವಿ ಕಾರಂತ್ ಅವರಿಂದ ಸ್ವರಚಿತ ಕವನವಾಚನ ಹಾಗೂ ಅಲ್ಝೈಮರ್ಸ್ ಕಾಯಿಲೆ ಬಗ್ಗೆ ಎನಪೊಯ್ಯ ಮೆಡಿಕಲ್ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿರುವ ಡಾ ಪ್ರಭಾ ಅಧಿಕಾರಿ ಅವರೊಂದಿಗೆ ನಡೆಸಿದ ಸಂದರ್ಶನ ಪ್ರಸಾರವಾಗಲಿದೆ.
2: ಕೇಳಿ ಮುಕ್ತ ದಾಮೋದರ್ ಚೇರ್ಕಾಡಿ ಅವರಿಂದ ಲಘುದಾಟಿಯ ಭಾಷಣ, ಉಪವಾಸ.
3: ಡಾಕ್ಟ್ರೇ ಡಾಕ್ಟ್ರೇ, ಬೆಳಗ್ಗೆಯಿಂದ ಹೊಟ್ಟೆ ತುಂಬಿಕೊಂಡಂತಿದ್ದೆ, ಸರಿಗೆ ಊಟ ಮಾಡೋಕ್ಕಾಗ್ತಿಲ್ಲ ಡಾಕ್ಟ್ರೇ ಎಂದೆ. ನನ್ನ ಫ್ಯಾಮಿಲಿ ಡಾಕ್ಟರ್ ಎದುರಲ್ಲಿ ಕುಳಿತು. ಅವರು ಎರಡು ಮೂರು ತಲೆಮಾರಿಂದನು ಕುಟುಂಬ ವೈದ್ಯರಾಗಿದ್ದರಿಂದ ನನಗೆ ಅವರಲ್ಲಿ ತುಂಬಾ ವಿಶ್ವಾಸ, ನಂಬಿಕೆ. ಹೀಗಾಗಿ ನಮಗೆ ಸಾಮಾನ್ಯವಾಗಿ ಬರುವ ಶೀತ, ಕೆಮ್ಮು, ಜ್ವರ ಅಥವಾ ಬೇರೆ ಯಾವುದೇ ಕಾಯಿಲೆ ಬಂದರೂ ಓಡೋದು ಮೊದಲು ಅವರ ಬಳಿ. ನನಗಿಂತಲೂ ಮೊದಲು ಬಂದ ಪೇಷಂಟ್ಗಳನ್ನು ಹೊರಗೆ ಕಳಿಸಿ ನನಗೆ ಒಳಗೆ ಕರೆದರು. ನಾನು ಹೋಗಿ ಕುಳಿತೆ. ನನ್ನ ಮುಖ ನೋಡಿದವರೇ ಪರಿಚಯದ ನಗೆ ನಕ್ಕ ಡಾಕ್ಟರ್ ಮೊದಲು ಕೇಳಿದ ಪ್ರಶ್ನೆ, ಯಾವಾಗಿಂದ ಎಂದು. ಬೆಳಿಗ್ಗೆಯಿಂದ ಡಾಕ್ಟ್ರೇ ಎಂದೆ. ಹೌದಾ, ನಿನ್ನೆ ರಾತ್ರಿ ಏನ್ ತಿಂದ್ರಿ ಅಮ್ಮ? ಸಾಮಾನ್ಯ ಪ್ರಶ್ನೆ ಅವರದ್ದು. ನಿನ್ನೆ ರಾತ್ರಿ ಊಟ ಮಾಡಿದ್ದು ಡಾಕ್ಟ್ರೇ ಎಂದೆ ನಿಧಾನವಾಗಿ. ಊಟಕ್ಕೇನ್ ಮಾಡಿದ್ರಿ ಎಂದವರ ಸ್ಟೆಥೋಸ್ಕೋಪ್ ಅನ್ನು ಎದೆಗೆ ಇಟ್ಟು ಪರೀಕ್ಷಿಸಿದ. ಅನ್ನ ಸಾರು ಎಂದೆ. ಮತ್ತೆ ಎಂದು ಬೆನ್ನಿಗೆ ಸ್ಟೆಥೋಸ್ಕೋಪ್ ಅನ್ನಿಟ್ಟು. ಮತ್ತೆ ಮತ್ತೆ ಡಾಕ್ಟ್ರೇ, ಹಾ, ಬಟಾಟೆ ಪೋಡಿ, ದೀವಿ ಕಡಿಗೆ ಪೋಡಿ ತಿಂದೆ ಎಂದೆ ಮತ್ತೂ ನಿಧಾನವಾಗಿ. ಹಾ, ಮತ್ತೆ? ಮತ್ತೇನಿಲ್ಲ ಡಾಕ್ಟ್ರೇ ಎಂದೆ. ಹಣ್ಣು ಹಂಪಲು ಅಂತದ್ದೇನಾದ್ರು ಎಂದು ಮುಖ ನೋಡಿದ್ರು. ಹಾ ಡಾಕ್ಟ್ರೇ, ಆಪಲ್ ತಿಂದೆ, ಎರಡೇ ಎರಡು ಪೀಸ್ ಅಷ್ಟೇ ಎಂದೆ. ಮೊದಲೇ ನಸನಗುತ್ತಿದ್ದ ಡಾಕ್ಟರ್ ಈಗ ಜೋರಾಗಿ ನಕ್ಕರು. ಅಲ್ಲಮ್ಮ, ಅಷ್ಟೇ ಇಷ್ಟೇ ಅಂತ ಸುಮಾರು ತಿಂದ್ರಲ್ಲ ಎಂದರು. ಸ್ವಲ್ಪ ಗ್ಯಾಸ್ಟ್ರಿಕ್ ಆಗಿದೆ ಅಷ್ಟೇ, ಆಯ್ತಾ ಎಂದರು. ಅಷ್ಟೇಯಾ ಎಂದೆ ನಾನು ಹಗುರವಾಗಿ. ನೋಡಿಮ್ಮ, ಸಾಮಾನ್ಯವಾಗಿ 40 ವರ್ಷವಾದ್ಮೇಲೆ ತಿನ್ನೋ ವಿಷಯದಲ್ಲಿ ಸ್ವಲ್ಪ ಇತಿಮಿತಿಯಲ್ಲಿರ್ಬೇಕಮ್ಮ ಎಂದರು. ಸ್ವಲ್ಪ ಮಟ್ಟಿನ ವಾಕಿಂಗ್ ಮಾಡಬೇಕು ಎಂದರು. ಹ್ಮ್ ಡಾಕ್ಟ್ರೇ ಎಂದೆ. ರಾತ್ರಿ ಊಟ ಮಿತಿಯಲ್ಲಿರಲಿ ಎಂದೂ

ಸೇರಿಸಿದ್ರು. ಜೊತೆಗೆ ವಾರಕ್ಕೆ ಒಂದು ಒಪ್ಪತ್ತು ಅಥವಾ 15 ದಿನಕ್ಕೊಂದು ಉಪವಾಸ ಮಾಡಿದ್ರೆ ಒಳ್ಳೇದಮ್ಮ ಎಂದು ಹೇಳಿದ್ರು. ಸರಿ ಡಾಕ್ಟ್ರೆ ಎಂದು ಸರಿ ಅವರ ಬಿಲ್ ತೆತ್ತು ಮನೆಗೆ ಬಂದೆ. ಮನೆಗೆ ಬಂದ ಮೇಲೆ ಮನೆಯವರೆಲ್ಲರ ಪ್ರಶ್ನೆ ಒಂದೇ, ಏನಾಯ್ತು ಎಂದು. ಏನಿಲ್ಲ, ಸ್ವಲ್ಪ ಗ್ಯಾಸ್ಟ್ರಿಕ್ ಸಮಸ್ಯೆ ಎಂದೆ ಕೂಲಾಗಿ. ಹ್ಞೂ, ಮತ್ತೆ ನಾನ್ ನಿನ್ನೆನೆ ಹೇಳಲಿಲ್ವಾ ಬಟಾಟೆ ಗ್ಯಾಸ್ ಕಡೆ ಪೋಡಿ ಬೇಡ ಅಂತ ಕೇಳಿದ್ಯಾ? ದೇವಿ ಕಡೆಗೆದ್ದು ಮಾಡಿದ್ದಿ, ಅದನ್ನು ತಿಂದೆ, ಮತ್ತೆ ಗ್ಯಾಸ್ಟ್ರಿಕ್ ಆಗದೆ ಇರ್ತದಾ ಎಂದು ಒಂದೇ ಸಮನೆ ಗೊಣಗುತ್ತಿದ್ದರು ನಮ್ಮ ಯಜಮಾನ್ರು. ನಾನೇನು ಮಾತನಾಡದೆ ಡ್ರೆಸ್ ಬದಲಿಸಲು ರೂಮ್ ಕಡೆ ನಡೆದೆ. ಎಲ್ಲರಿಗೂ ಆಶ್ಚರ್ಯ, ಬೇರೆ ದಿನ ಆಗಿದ್ರೆ ಒಂದು ಮಾತಿಗೆ ಎರಡು ಉತ್ತರ ಕೊಡುತ್ತಿದ್ದ ನಾನು ಯಾಕೆ ಸುಮ್ಮನಿದ್ದೆ ಎಂದು ಅವರು ಮುಖ ನೋಡಿಕೊಳ್ಳತೊಡಗಿದ್ದರು. ಈ ತರ ಇರ್ಬೇಡ್ವೆ, ನೋಡಕ್ಕಾಗಲ್ಲ, ಏನಾದ್ರೂ ಮಾತಾಡು ಮಾರೈತಿ ಎಂದು ರಾತ್ರಿ ಇದ್ದಿ ಒಂದೇ ಸಮನೆ ಗೊಣಗುತ್ತಿದ್ದರು ನಮ್ಮನೆಯವರು. ಏನು ಮಾತನಾಡದೆ ಸುಮ್ಮನಿದ್ದುದನ್ನು ನೋಡಿ ಪೆಚ್ಚಾದರು. ರಾತ್ರಿ ಎಲ್ಲ ಒಂದೇ ಯೋಚನೆ, ಉಪವಾಸ, ಡಯಟ್, ವಾಕಿಂಗ್, ವ್ಯಾಯಾಮ ಎಲ್ಲ ಒಂದಕ್ಕೊಂದು ಅಂಟಿಕೊಂಡು ಬಂದ ಹಾಗೆ ಒಂದರ ಹಿಂದೆ ಮತ್ತೊಂದು ಬಂದು ಎದುರು ನಿಂತ ಹಾಗಾಗ್ತಿತ್ತು. ವಾಕಿಂಗ್, ಯೋಗ ಓಕೆ, ಡಯಟ್ ಉಪವಾಸ ಬೇಕೆ ಎಂದು ತಲೆ ಕೆರೆದುಕೊಳ್ಳುವ ಅಂತಾಗುತ್ತಿತ್ತು. ಡಯಟ್ ಎಂದು ಚೂರು ಚೂರಿ ತಿನ್ನುವ ಬದಲು 15 ದಿನಕ್ಕೊಮ್ಮೆ ಬರುವ ಏಕಾದಶಿ ಉಪವಾಸ ಮಾಡಿದ್ರೆ ಹೇಗೆ ಎನ್ನುವ ಆಲೋಚನೆ ಬಂದಾಗ ಇದೇ ಸರಿ ಎಂದು ಗಟ್ಟಿ ನಿರ್ಧಾರ ಮಾಡಿದೆ. ಬೆಳಗಿನ ಟಿಫನ್ ಮಾಡಿದವಳೆ ಕ್ಯಾಲೆಂಡರ್ಲಿ ಏಕಾದಶಿ ದಿನಕ್ಕೆ ಗುರುತು ಹಾಕಿಕೊಂಡೆ. ನನ್ನ ಈ ವಿಚಾರ ನಮ್ಮ ಮನೆಯವರಿಗಷ್ಟೇ ಅಲ್ಲದೆ ಆಚೀಚ ಮನೆಯವರಿಗೂ ತಿಳಿತು. ಇಡೀ ದಿನ ಬಾಯಲ್ಲಿ ಏನಾದ್ರೂ ತಿಂತಾ ಇರೋ, ನೀನು ಉಪವಾಸ ಮಾಡ್ತೀಯ ಅಂತ ಕೆಲವರು ಉಪ್ಪೇರಿಸಿ ಕೇಳಿದ್ರೆ, ಇನ್ನು ಕೆಲವರು ನಿನ್ ಕೈಯಲ್ಲಿ ಆಗುತ್ತಾ ಉಪವಾಸ ಮಾಡಕ್ಕೆ ಎಂದು ಏನೂ ಕೈಲಾಗದವರ ಸಾಲಿಗೆ ಸೇರಿಸಿಬಿಟ್ರು. ಅದರಲ್ಲಿ ಒಬ್ರು ಮಾತ್ರ ಧೈರ್ಯ ತುಂಬಿದ್ದೆ ಅಲ್ಲದೆ ಯಾವ ರೀತಿ ಉಪವಾಸ ಆಚರಿಸಬೇಕು ಅಂತಾನು ಹೇಳಿದ್ರು. ಅಂತೂ ಇಂತೂ ಏಕಾದಶಿ ಬಂದೇ ಬಿಟ್ಟಿತ್ತು ನೋಡಿ. ಏಕಾದಶಿ ದಿನದಂದು ದ್ರವಾಹಾರವನ್ನು ತಗೋಬೇಕು, ಭಗವಂತನ ನಾಮಸ್ಮರಣೆ ಸದಾ ಮಾಡಬೇಕು, ಸಿಟ್ಟು ಕೋಪ ಯಾವುದು ಮಾಡದೆ ಶಾಂತ ಚಿತ್ತರಾಗಿರ್ಬೇಕು ಅಂತ ಆ ಅಮ್ಮ ಹೇಳಿದ್ರು. ಇದನ್ನೆಲ್ಲ ಮನಸ್ಸಿನಲ್ಲಿ ನೆನೆದುಕೊಂಡು ದೇವರಿಗೆ ಕೈಮುಗಿದೆ. ಮನೆಯ ಕೆಲವೇ ಕೆಲವು ಕೆಲಸಗಳನ್ನು ಮಾಡಿಕೊಂಡು ಮಿಂದು ಶುಚಿರ್ಭೂತಳಾದೆ. ಒಂದು ಲೋಟ ಚಾ ಕುಡಿದು ಉಪವಾಸಕ್ಕೆ ಸನ್ನದ್ಧಳಾದೆ. ಸ್ವಲ್ಪ ಹೊತ್ತು ಸುಮ್ಮನೆ ಕುಳಿತೆ. ಪೇಪರ್ ಒಂದು ಅಕ್ಷರವನ್ನೂ ಬಿಡದೆ ಓದಿದೆ. ರೂಮಲ್ಲಿದ್ದ ಹಳೆ ಪುಸ್ತಕಗಳನ್ನು ಓದಿದೆ. ಭಜನೆ ಪುಸ್ತಕ ಎಲ್ಲಿದೆ ಎಂದು ಹುಡುಕಿ ಎತ್ತಿಟ್ಟೆ. ಸಂಜೆಗೆ ಭಜನೆ ಮಾಡಬೇಕು ಎಂದು ತಾಳವನ್ನು ಹುಡುಕಿ ಎತ್ತಿಟ್ಟೆ. ಯಾವ್ಯಾವ ಭಜನೆ ಮಾಡಬಹುದು ಎಂದು ರಾಗ ಹಾಕಿ ಕಲಿತುಕೊಂಡೆ. ಸ್ವರ ಅಷ್ಟೇನು ಚೆನ್ನಾಗಿಲ್ಲ, ಇರ್ಲಿ, ದಿನ ಭಜನೆ ಮಾಡ್ತಿದ್ರೆ ಸ್ವರ ತಂತಾನೇ ಇಂಪ್ರೂವ್ ಆಗ್ತದೆ ಎಂದುಕೊಂಡೆ. ಇಷ್ಟಾಗುವಾಗ ಮಧ್ಯಾಹ್ನವಾಯ್ತು ನೋಡಿ. ಪಕ್ಕದ ಮನೇಲಿ ಒಮ್ಮೆಗೆ ಮಾತುಗಳು ಕೇಳಲಾರಂಭಿಸ್ತು. ಓ, ಇವತ್ತು ಶನಿವಾರ ಅಲ್ವಾ, ಮಕ್ಕಳೆಲ್ಲ ಶಾಲೆಯಿಂದ ಮನೆಗೆ ಬಂದ್ರು ಅನ್ಸುತ್ತೆ, ಅದೇ ಗಲಾಟೆ ಕೇಳ್ತಿದ್ದೆ ಎಂದುಕೊಂಡೆ. ಇದೇ ಸಮಯಕ್ಕೆ ಸರಿಯಾಗಿ ಹೊಟ್ಟೆಯಲ್ಲಿ ಹಸಿವಿನ ಗಂಟೆ ಬಾರಿಸಲಾರಂಭಿಸ್ತು. ಅಷ್ಟರಲ್ಲಿ ಪಕ್ಕದ ಮನೆಯ ಕಿಲಾಡಿ ಹುಡುಗ, ಅಚ್ಚೇ ಮನೆ ಸುಬ್ಬಮ್ಮನಿಗೆ ಏಕಾದಶಿ ಉಪವಾಸ, ಎಲ್ಲ ಸ್ವಲ್ಪ ತಿಂತಾರಷ್ಟೇ, ಉಪ್ಪಿಟ್ಟು ಅವಲಕ್ಕಿ ಪಾಯಸ ಎಂದು ರಾಗವಾಗಿ ಹಾಡ್ತಿದ್ದ. ಇದನ್ನು ಕೇಳುವಾಗ ಮೈ ಎಲ್ಲ ಉರಿಯುತ್ತಿತ್ತು. ಮಕ್ಕಳಿಗೂ ಕೂಡ ನನ್ನ ಉಪವಾಸ ಅಂದ್ರೆ ತಮಾಷೆ ಆಗಿ ಬಿಟ್ಟಿದೆ, ಛೇನಿಸ್ತು. ಸಿಟ್ಟು ಕೋಪ ಮಾಡಬಾರ್ದಮ್ಮ ಎಂದು ಆ ಮಾತು ನೆನಪಾಯ್ತು. ತಪ್ಪು ತಪ್ಪು ಎಂದು ಕೆನ್ನೆಗೆ ಬಡಿದುಕೊಂಡು ಒಂದು ಹಾಡನ್ನು ಗುನುಗತೊಡಗಿದೆ. ಮಧ್ಯಾಹ್ನದವರೆಗೆ ಉಪವಾಸದಲ್ಲಿ ಒಮ್ಮೆಗೆ 10 ಕೆಜಿ ಕಡಿಮೆ ಆದಂತೆನಿಸ್ತು. ಮೈಯೆಲ್ಲ ಹಗುರವಾದಂತೆನಿಸ್ತು. ಇನ್ನೂ ಒಪ್ಪತ್ತಿದೆಯಲ್ಲ, ಈ ಹಗಲು ಬಹಳ ದೀರ್ಘವಾದಂತೆನಿಸಿ ಹಾಸಿಗೆ ಹೊರಗಿದೆ. ಉಪವಾಸ ಮಾಡುವವರು ಮಧ್ಯಾಹ್ನ ಮಲಗಬಾರ್ದಮ್ಮ ಎಂದ ಮಾತು ನೆನಪಾಯಿತು. ಎದ್ದು ಕುಳಿತೆ. ಮತ್ತೊಮ್ಮೆ ಇಡೀ ರೂಮಲ್ಲಿ ಜಾಲಾಡಿದೆ. ಸಣ್ಣದಿರುವಾಗ ಗೀಚಿದ್ದ ಕವನಗಳನ್ನು ಓದತೊಡಗಿದೆ. ನನ್ನೊಳಗೆ ನಾನಕ್ಕೆ, ನನ್ನೊಳಗೆ ನಾ ಮಾತಾಡಿಕೊಂಡೆ. ಇಷ್ಟಾಗುವಾಗ ಸಂಜೆ ಆಯ್ತು ನೋಡಿ. ಹಕ್ಕಿಗಳೆಲ್ಲ ಚಿಲುಪಿಲು ಗುಟ್ಟಿತ್ತ ಮರಳಿಗೂಡಿಗೆ ಸೇರುತ್ತಿವೆ. ಅಂತೆಯೇ ಹೊರಗೆ ನೌಕರಿಗಿಂದ ಹೋದ ಮನೆಯವರೆಲ್ಲ ಮನೆಗೆ ಮರಳಲಾರಂಭಿಸಿದರು. ನನ್ನ ದಿನಚರಿಯನ್ನು ವಿಚಾರಿಸಿದ ಮನೆ ಮಂದಿ ಎಲ್ಲ ಅಚ್ಚರಿಪಟ್ಟರು, ಖುಷಿಗೊಂಡರು. ನಮ್ಮ ಯಜಮಾನ್ರು, ಆರಾಮವಾಗಿದ್ದೀಯಾ, ಹಸಿವಾಗಲ್ವಾ ಎಂದು ಕಕ್ಕುಲತೆಯಿಂದ ವಿಚಾರಿಸಿದ್ರು. ರಾತ್ರಿಗೆಲ್ಲ ಏನ್ ಮಾಡ್ತೀಯಾ ಎಂದು ಕೇಳಿದ್ರು. ಏನಿಲ್ಲ, ಬಾಳೆಹಣ್ಣು ತಿಂತೇನೆ ಸಾಕ ಎಂದ್ರು. ಹ್ಞೂ ಎಂದೆ. ಸಂಜೆಯಾಗುತ್ತಿದ್ದಂತೆ ದೇವರಿಗೆ ದೀಪ ಬೆಳಗಿ ಒಂದು ಗಳಿಗೆ ಹಾಗೆ ಸುಮ್ಮನೆ ದೇವರೆದುರಿ ಕೈ ಮುಗಿದುಕೊಂಡು ನಿಂತು ಬಿಟ್ಟೆ. ಪರಮಾತ್ಮ ಎಂದೇ ಇಂತೆ ಎಂದು ಬಹಳ ಪ್ರಶಾಂತನಾಗಿರುವಂತೆ ಕಂಡಿತು. ನನ್ನನ್ನು ತದೇಕ ಚಿತ್ತದಿಂದ ನೋಡುತ್ತಿರುವಂತೆಯೂ ಅನ್ನಿಸಿತು. ಮೌನವಾಗಿ ಪ್ರಾರ್ಥಿಸಿ ಅಲ್ಲೇ ಕುಳಿತೆ. ಬೆಳಿಗ್ಗೆ ರಾಗ ಹಾಕಿ ಕಲಿತ 4-6 ಭಜನೆಯನ್ನು ತಾಳದೊಂದಿಗೆ ಹಾಡತೊಡಗಿದೆ. ಮೊದಮೊದಲು ಸ್ವರ ಕಟ್ಟಿದಂತೆನಿಸಿದ್ರು, ಕೊನೆಗೆ ಸರಾಗವಾಯಿತು. ನನ್ನ ಇಂದಿನ ಈ ಪರಿ ಮನೆಯವರಿಗೆಲ್ಲ ಹೊಸತು. ನಾನು ಭಜನೆ ಹಾಡುವಾಗ ಒಬ್ಬೊಬ್ಬರೇ ಬರಲಾರಂಭಿಸಿದ್ರು.
ನನ್ನ ಹಿಂದೆ ಕುಳಿತವರೇ ನನ್ನ ಜೊತೆಗೆ ತಾವುಗಳು

0: ನಮ್ಮನೆಯವರು ಒಂದು ಬೊಂಡ ಕೆತ್ತಿ ತಂದುಕೊಟ್ಟರು. ಬೇಡ ಎಂದು ತಲೆಡಿಸಿ, ಕುಡಿ ಮಾರೈತಿ, ಉಪವಾಸ ಮಾಡೋದು ಆರೋಗ್ಯ ವೃದ್ಧಿಸ್ಲಿ ಅಂತ, ಆರೋಗ್ಯ ಹಾಳಾಗ್ಲಿ ಅಂತಲ್ಲ, ತಿಳಿತಾ? ನಿಧಾನವಾಗಿ ಕುಡಿಯತೊಡಗಿದೆ. ಬೆಳಿಗ್ಗೆಯಿಂದ ಏನೂ ತಿನ್ನದೆ ಹಸಿದುಕೊಂಡಿರು ಅಂತ ಯಾವ ದೇವರು ಹೇಳಲ್ಲ. ಸಿಕ್ಕಾಪಟ್ಟಿ ತಿನ್ನುವುದಕ್ಕಿಂತ ಇತಿಮತ್ತಿಯಲ್ಲಿ ತಿನ್ನುವುದು ಒಳ್ಳೇದು, ಆವಾಗ ಯಾವ ಗ್ಯಾಸ್ಟ್ರಿಕ್ಕೂ ಆಗಲ್ಲ ಎಂದು ನಿಧಾನವಾಗಿ ಅಷ್ಟೇ ಸ್ಟ್ರಾಂಗ್ ಆಗಿ ಹೇಳಿದ್ರು. ಬೊಂಡದ ನೀರು ಹೊಟ್ಟೆ ಸೇರುತ್ತಿದ್ದಂತೆ ದೇಹದಲ್ಲಿ ಚೈತನ್ಯ ಮೂಡತೊಡಗಿತ್ತು, ಉತ್ಸಾಹ ತುಂಬತೊಡಗಿತ್ತು, ಮನಸ್ಸು ಪ್ರಫುಲ್ಲಗೊಂಡಿತ್ತು. ನಿಧಾನವಾಗಿ ಎದ್ದು ಹಾಗೆ ಹಾಸಿಗೆಗೆ ಒರಗಿದೆ. ನಿದ್ರಾದೇವಿ ಮೆಲ್ಲನೆ ನನ್ನನ್ನು ಆವರಿಸತೊಡಗಿದಳು.
1: ಇದುವರೆಗೆ ಮುಕ್ತ ದಾಮೋದರ್ ಚೇರ್ಕಾಡಿ ಅವರಿಂದ ಲಘುದಾಟಿಯ ಭಾಷಣ ಕೇಳಿದಿರಿ. ಈಗ ಒಂದು ಭಾವಗೀತೆಯನ್ನು ಕೇಳೋಣ. ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರು ರಚಿಸಿರುವ ಯಾವುದೇ ಹೊಸ ಸಂಚು, ಹಾಡಿರುವವರು ಸುಲೋಚನಾ.

0: ಈಗ ಪಲ್ಲವಿ ಕಾರಂತ್ ಅವರಿಂದ ಸ್ವರಚಿತ ಕವನ ವಾಚನ.
1: ನನ್ನ ಮೊದಲನೆಯ ಕವನದ ಶೀರ್ಷಿಕೆ ನಂದಾದೀಪ. ತಾಯಿಯ ಮಮತೆಯೇ ನನಗೆ ಈ ಕವನ ಬರೆಯಲು ಸ್ಫೂರ್ತಿ. ಮನೆಯ ಸಂಸ್ಕೃತಿ ನಂದಾದೀಪ ನೀನು, ಮೊದಲ ತೊದಲ ನುಡಿ ಕಲಿಕೆ ಅವಳಿಂದ, ಅವಳೇ ನನ್ನಮ್ಮ. ಎರಡಕ್ಷರದ ಮಹತ್ವ ಹೆಜ್ಜೆ ಹೆಜ್ಜೆಗೂ ಹಾಕುತ್ತಾ ಅಮ್ಮ ಹೇಳಿಕೊಂಡೇ ಅವಳ ಸೆರಗುಳು ಬಂದಿಯಾದೆ. ಅತ್ತಿಂದಿತ್ತ ಇತ್ತಿಂದತ್ತ ಅವಳನ್ನು ಸುತ್ತುವರೆದು ಪೀಡಿಸುವೆ, ಪ್ರೀತಿಯಿಂದ ಎತ್ತಿ ಮುತ್ತಾಡುವಳು ಅವಳೇ, ಅವಳೇ ನನ್ನಮ್ಮ. ಕಲಿತ ಭಾಷೆಯ ಹಿಡಿತ ರೂಪಿಸಲು ಬರವಣಿಗೆಯ ಕಲಿಸಿದಳು ಅವಳೇ, ಅವಳೇ ನನ್ನಮ್ಮ. ಕಲಿತ ಭಾಷೆಯ ಹಿಡಿತ ರೂಪಿಸಲು ಬರವಣಿಗೆಯ ಕಲಿಸಿದಳು ಅವಳೇ, ಅವಳೇ ನನ್ನಮ್ಮ. ಒಳಿತು ಕೆಡಕು ಎರಡಕ್ಷರದ ತತ್ವ ತಿಳಿಸಿ ಸರಿ ಮಾರ್ಗಕ್ಕೆ ಕರೆದುಕೊಂಡು ಹೋಗುವಳು ಅವಳೇ, ಅವಳೇ ನನ್ನಮ್ಮ. ಅಮ್ಮನ ಹೆಜ್ಜೆಯ ಹಿಂದೆ ಹೋಗುತ್ತಿಹೇನು, ಅಮ್ಮನ ಹೆಜ್ಜೆಯ ಹಿಂದೆ ಹೋಗುತ್ತಿಹೇನು. ಕಷ್ಟವೆಲ್ಲವೂ ಅವಳಿಗೆ ತನ್ನ ಹೆಗಲೊಡ್ಡಿ ಹಲವು ಏರಿಳಿತ ಕಂಡು ಯಾವುದು ಹಿತ ಎರಡೆರಡು ಬಾರಿ ಯೋಚಿಸಿ ನನ್ನನ್ನ ಮುನ್ನುಗ್ಗಿಸುವಳು ಅವಳೇ, ಅವಳೇ ನನ್ನಮ್ಮ. ಮುನ್ನುಗ್ಗು ಮಗಳೇ ಸದಾ ಕಾಡುತ್ತಿಹುದು ಏನೋ ನಂಬಿಕೆ ಅವಳಿಗೆ ನನ್ನಲ್ಲಿ. ಮುನ್ನುಗ್ಗು ಮಗಳೇ ಸದಾ ಕಾಡುತ್ತಿಹುದು ಏನೋ ನಂಬಿಕೆ ಅವಳಿಗೆ ನನ್ನಲ್ಲಿ. ಸಾಧಿಸುವೆ ಎಂಬುದು ಮುಗ್ಧತೆಯ ಮೂರ್ತಿಯೇ ಅವಳೇ, ಅವಳೇ ನನ್ನಮ್ಮ. ಮುಗ್ಧತೆಯ ಮೂರ್ತಿಯೇ ಅವಳೇ, ಅವಳೇ ನನ್ನಮ್ಮ. ಇನ್ನೊಂದು ಕವಿತೆ ಸಾರತಿ. ಇವಳ ಸಂಕಟಕ್ಕೆ ಕೊನೆಯುಂಟೆ, ಕಷ್ಟಪಟ್ಟಳು, ಕಷ್ಟಪಡುತ್ತಾ ಹೋದಳು, ಸವೆದಳು ಎಲ್ಲವನ್ನು ತನ್ನ ತೆಕ್ಕೆಯ ಹಬ್ಬಿಕೊಂಡಿರುವ ಬಳ್ಳಿಗಳಿಗೆ. ಪೋಷಿಸಿದಳು, ಬೆಳೆಸಿದಳು ನಾನಿರುವೆ ಹೇಳುತ್ತ, ಪೋಷಿಸಿದಳು, ಬೆಳೆಸಿದಳು ನಾನಿರುವೆ ಹೇಳುತ್ತ, ಮನೆ ಮಂದಿಗೆಲ್ಲ ಹಂಚಿ ನಗುವನ್ನು ಎಲ್ಲರ ಮುಖದಲ್ಲಿ ಬೆಳಕು ಮಿನುಗಿಸುವಳು. ಕತ್ತಲೆಯ ರಾತ್ರಿಯ ಸಣ್ಣ ದೀಪದ ಹಣತೆಯಂತೆ ಮನೆಯಲ್ಲಿರುವ ಮನೆಗಳಿಗೆ ಉಣಬಡಿಸುವಳು. ತಾಳ್ಮೆಯ ಕವಚದ ಹೆಣ್ಣು ಮಗಳಿವಳು. ಯಾವಾಗ ಹೊರೆಯ ಮುಕ್ತಿ ಇವಳಿಗೆ ನಾ ಕಾಣೆ, ಯಾವಾಗ ಹೊರೆಯ ಮುಕ್ತಿ ಇವಳಿಗೆ ನಾ ಕಾಣೆ. ಹೆಗಲು ಕೊಡುತ್ತಾ ಸವೆದು ಹೋಗುತ್ತಿರುವಳು ಅವಳ ಹಣೆ ಬರಹಕ್ಕೆ ಕೊನೆಯೆಂದು. ಬಿಟ್ಟು ಬಿಡೆ ಎನ್ನಲು ಜೀವನದ ಬಂಡಿಯ ಸಾರಥಿ ಇವಳು, ಬಿಟ್ಟು ಬಿಡೆ ಎನ್ನಲು ಜೀವನದ ಬಂಡಿಯ ಸಾರಥಿ ಇವಳು. ಸಾರಥಿ ಇಲ್ಲದ ಬಂಡಿಯು ಮುಂದೊಮ್ಮೆ ದಿಕ್ಕಾಪಾಲಾಗುವುದು, ಸಾರಥಿ ಇಲ್ಲದ ಬಂಡಿಯು ಮುಂದೊಮ್ಮೆ ದಿಕ್ಕಾಪಾಲಾಗುವುದು. ಅರಿತು ಖಚಿತದೊಂದಿಗೆ ತನ್ನ ನೋವ ಲೆಕ್ಕಿಸದೆ ಮುನ್ನುಗ್ಗುತಿಹಳು, ಅರಿತು ಖಚಿತದೊಂದಿಗೆ ತನ್ನ ನೋವ ಲೆಕ್ಕಿಸದೆ ಮುನ್ನುಗ್ಗುತಿಹಳು. ಇವಳ ಕೆಚ್ಚದೆಯ ಕೆಚ್ಚಿಗೆ ಆ ಭಗವಂತನೇ ಮುಗುಳು ನಗುತ್ತಿರುವನು, ಹೆದರಬೇಡ ನಾನಿರುವೆ ಎಂದು. ಇನ್ನೊಂದು ಕವನದ ಶೀರ್ಷಿಕೆ ಅಲೆಗಳ ನರ್ತನ. ಬೆಳದಿಂಗಳ ರಾತ್ರಿಯಲ್ಲಿ ಆಗ್ತಕ್ಕಂತಹ ವೈಭವನ ಒಂದು ಮನಗಂಡು ಈ ಕವನವನ್ನು ನಾನು ಬರೆದಿದ್ದೇನೆ. ಬೆಳದಿಂಗಳ ರಾತ್ರಿಯ ಭೋರ್ಗೈಯುವ ಅಲೆಗಳ ನರ್ತನ ನೋಡಲು ಕಣ್ಣೆರಡು ಸಾಲದು. ಬೆಳದಿಂಗಳ ರಾತ್ರಿಯ ಭೋರ್ಗೈಯುವ ಅಲೆಗಳ ನರ್ತನ ನೋಡಲು ಕಣ್ಣೆರಡು ಸಾಲದು. ಗಾಂಭೀರ್ಯ ಇವನ ಶಕ್ತಿ, ರಾಜನ ಅಮೋಘ ನರ್ತನವು ರಾತ್ರಿಯ ಬೆಳಕಲ್ಲಿ ಅನುಭವಿಸುತ್ತಾ ಹೋದೆ. ಕಣ್ದೃಷ್ಟಿಗೆ ಇವನ ಸೌಂದರ್ಯ ಅಮೋಘ, ಅಮೋಘ. ಹಿತಗಾಳಿಗೆ ಮೈಯೊಡ್ಡಿ ಅವನನ್ನೇ ನೋಡುವೆ, ಹಿತಗಾಳಿಗೆ ಮೈಯೊಡ್ಡಿ ಅವನನ್ನೇ ನೋಡುವೆ. ದರ್ಪದಿ ಕುಣಿಯುತ್ತಾ ಆರ್ಭಟಿಸುತ್ತಾ ಬರುತ್ತಿಹನು, ದರ್ಪದಿ ಕುಣಿಯುತ್ತಾ ಆರ್ಭಟಿಸುತ್ತಾ ಬರುತ್ತಿಹನು. ನೆಟ್ಟ ನೋಟ ಬಿಡೆ ನಾನು, ನೆಟ್ಟ ನೋಟ ಬಿಡೆ ನಾನು, ಹಿತ ತೆರೆಯಾಗಿ ಬಂದೇ ಬಿಟ್ಟ ನನ್ನ ಪಾದಕ್ಕೆ ಮುತ್ತಿಕ್ಕಿ ಹೊರಟೇ ಬಿಟ್ಟ ಕ್ಷಣದೊಳು. ಇವನ ಹುಚ್ಚಾಟಕ್ಕೆ ಮನಸೋಲುತ್ತಿಹುದು, ಇವನ ಹುಚ್ಚಾಟಕ್ಕೆ ಮನಸೋಲುತ್ತಿಹುದು. ಕಡಲ ರಾಜನೇ ನಿನ್ನ ನೋಡಿದಷ್ಟು ಸಾಲದು, ನಿನ್ನ ಆಸ್ಥಾನದ ಬೆಳದಿಂಗಳ ರಾತ್ರಿಯ ತಂಗಾಳಿಯು ಹಿತ ಅನುಭವ ಕೊಡುತ್ತಿಹುದು.

0: ಇವನ ಹುಚ್ಚಾಟಕ್ಕೆ ಮನಸೋಲುತ್ತಿಹುದು. ಕಡಲ ರಾಜನೇ, ನಿನ್ನ ನೋಡಿದಷ್ಟು ಸಾಲದು. ನಿನ್ನ ಆಸ್ಥಾನದ ಬೆಳದಿಂಗಳ ರಾತ್ರಿಯ ತಂಗಾಳಿಯು ಹಿತ ಅನುಭವ ಕೊಡುತ್ತಿಹುದು. ಬಿಡಲೊಲ್ಲದು ನನ್ನ ಮನ ಮನೆ ಸೇರಲು, ಬಿಡಲೊಲ್ಲದು ನನ್ನ ಮನ ಮನೆ ಸೇರಲು, ನಿನ್ನಿ ಆರ್ಭಟ ನೃತ್ಯದ ಸೊಬಗನ್ನು ನೋಡಲು ಈ ಬೆಳದಿಂಗಳ ರಾತ್ರಿಯು ಮನ ಬಡಿದೆಬ್ಬಿಸಿತು ತನ್ನ ಕಡೆಗೆ. ನಿನ್ನಿ ಆರ್ಭಟ ನೃತ್ಯದ ಸೊಬಗನ್ನು ನೋಡಲು ಈ ಬೆಳದಿಂಗಳ ರಾತ್ರಿಯು ಮನ ಬಡಿದೆಬ್ಬಿಸಿತು ತನ್ನ ಕಡೆಗೆ. ಇನ್ನೊಂದು ಕವನದ ಶೀರ್ಷಿಕೆ ಪುಣ್ಯಭೂಮಿ. ಮಾತೃಭೂಮಿ ಈ ಎನ್ನ ಮಾತೃಭೂಮಿ, ಹಲವು ಭಾಷೆಗಳು, ಹಲವು ಬಣ್ಣಗಳು, ಹಲವು ರಾಗಗಳು, ಎಷ್ಟು ಸುಂದರ ನಮ್ಮ ಈ ಸಂಸ್ಕೃತಿ. ಹಲವು ಭಾಷೆಗಳು, ಹಲವು ಬಣ್ಣಗಳು, ಹಲವು ರಾಗಗಳು, ಎಷ್ಟು ಸುಂದರ ನಮ್ಮ ಈ ಸಂಸ್ಕೃತಿ. ಪೋಷಿಸಿ ಪಾಲಿಸುತ್ತಿಹಳು ಈ ಎನ್ನ ಮಾತೆ ಹಲವಾರು ದಶಕಗಳಿಂದ, ಪೋಷಿಸಿ ಪಾಲಿಸುತ್ತಿಹಳು ಈ ಎನ್ನ ಮಾತೆ ಹಲವಾರು ದಶಕಗಳಿಂದ. ದೇವರು ಒಬ್ಬನೇ, ಹಲವಾರು ನಂಬಿಕೆಗಳು. ದೇವರು ಒಬ್ಬನೇ, ಹಲವಾರು ನಂಬಿಕೆಗಳು. ಭಕ್ತ ಜನರ ಪುಣ್ಯಭೂಮಿ ಈ ನಮ್ಮ ಜನನಿ ಮಾತೃಭೂಮಿ. ಭಕ್ತ ಜನರ ಪುಣ್ಯಭೂಮಿ ಈ ನಮ್ಮ ಜನನಿ ಮಾತೃಭೂಮಿ. ಗಂಗೆ ತುಂಗೆ ಕಾವೇರಿ ಜನರ ಹೊಟ್ಟೆ ಪೋಷಿಸುತ್ತಿಹಳು. ಗಂಗೆ ತುಂಗೆ ಕಾವೇರಿ ಜನರ ಹೊಟ್ಟೆ ಪೋಷಿಸುತ್ತಿಹಳು. ಹಲವು ಜೀವರಾಶಿಯ ಕೇಂದ್ರ ಬಿಂದುಗಳು ಈ ನಮ್ಮ ಹೆಮ್ಮೆಯ ತಾಯಂದಿರು. ಹಲವು ಜೀವರಾಶಿಯ ಕೇಂದ್ರ ಬಿಂದುಗಳು ಈ ನಮ್ಮ ಹೆಮ್ಮೆಯ ತಾಯಂದಿರು. ಬದುಕಲು ಬೇಕು ಸ್ವಚ್ಛಗಾಳಿ ಕೊಡುತ್ತಿಹುದು ನಮ್ಮ ಹೆಮ್ಮೆಯ ಹಿಮಾಲಯದ ಗುಡ್ಡ ಬೆಟ್ಟಗಳು. ಬದುಕಲು ಬೇಕು ಸ್ವಚ್ಛಗಾಳಿ ಕೊಡುತ್ತಿಹುದು ನಮ್ಮ ಹೆಮ್ಮೆಯ ಹಿಮಾಲಯದ ಗುಡ್ಡ ಬೆಟ್ಟಗಳು. ಗಿರಿ ಬೆಟ್ಟಗಳ ವನ್ಯರಾಶಿಯ ಸಸ್ಯ ಸಂಪತ್ತು ನೋಡಲು ಎರಡು ಕಣ್ಣು ಸಾಲದು. ಗಿಡ ಮರಗಳು ಸಸ್ಯ ರಾಶಿಗಳು ಕೊಡುತ್ತಿಹುದು ಹಲವಾರು ಮೂಲಿಕೆಯ ಸಂಪತ್ತು. ವೈವಿಧ್ಯಮಯ ಭಾಷೆ ರೂಪಗಳು ಮನುಜರೆಲ್ಲರೂ ಬೆರೆತು ಹಬ್ಬಗಳನ್ನು ಆಚರಿಸುತ್ತಾ ಸಂತೋಷ ಹಂಚಿಕೊಳ್ಳುವ ಪರಿ ಸ್ವರ್ಗಕ್ಕೆ ಕಿಚ್ಚು ಹತ್ತಿಸುವಂತದ್ದು. ವೈವಿಧ್ಯಮಯ ಭಾಷೆ ರೂಪಗಳು ಮನುಜರೆಲ್ಲರೂ ಬೆರೆತು ಹಬ್ಬಗಳನ್ನು ಆಚರಿಸುತ್ತಾ ಸಂತೋಷ ಹಂಚಿಕೊಳ್ಳುವ ಪರಿ ಸ್ವರ್ಗಕ್ಕೆ ಕಿಚ್ಚು ಹತ್ತಿಸುವಂತದ್ದು. ಭಾರತ ಮಾತೆಯ ಮಣ್ಣಿನಲ್ಲಿರುವುದು ಅಮೃತದ ಶಕ್ತಿ. ಭಾರತ ಮಾತೆಯ ಮಣ್ಣಿನಲ್ಲಿರುವುದು ಅಮೃತದ ಶಕ್ತಿ. ಈ ನಾಡಲ್ಲೇ ಹುಟ್ಟಿದ ಈ ಎನ್ನ ಜೀವ ಧನ್ಯೋಸ್ಮಿ ಧನ್ಯೋಸ್ಮಿ. ಬೇಡುತ್ತಿಹೇನು ಲೋಕದೊಡೆಯ, ಇನ್ನೊಂದು ಜನ್ಮವಿದ್ದರೆ ಹುಟ್ಟಿ ಬರುವೆ ಇನ್ನೊಮ್ಮೆ ಮತ್ತೆ ಭರತ ಭೂಮಿಯಲ್ಲಿ. ಬೇಡುತ್ತಿಹೇನೋ ಲೋಕದೊಡೆಯ, ಇನ್ನೊಂದು ಜನ್ಮವಿದ್ದರೆ ಹುಟ್ಟಿ ಬರುವೆ ಇನ್ನೊಮ್ಮೆ ಮತ್ತೆ ಭರತ ಭೂಮಿಯಲ್ಲಿ. ಬದುಕು ಸಾಗಿಸುವೆ ಈ ಎನ್ನ ತಾಯ ಮಡಿಲಲ್ಲಿ, ಬದುಕು ಸಾಗಿಸುವೆ ಈ ಎನ್ನ ತಾಯ ಮಡಿಲಲ್ಲಿ. ನನ್ನ ಇನ್ನೊಂದು ಕವನದ ಶೀರ್ಷಿಕೆ ರಮ್ಯತೆ. ಪ್ರಕೃತಿಯಲ್ಲಿರ್ತಕ್ಕಂತಹ ಈ ನಾದ ನನ್ನ ಪ್ರೇರೇಪಿಸಿತು ಈ ಕವನವನ್ನು ಬರೆಯಲು. ನಾದಮಯ ಲೋಕವೆಲ್ಲವೂ ಎಲ್ಲೆಲ್ಲೂ ನಾದ ಲಯದ ಝೇಂಕಾರ, ಪಕ್ಷಿಗಳ ಮೃದು ಧ್ವನಿಗಳ ಲಾಲಿತ್ಯ ಸೊಗಸು ಸೊಗಸು. ಹಚ್ಚ ಹಸುರಿನ ಪ್ರಕೃತಿ ಹಲವು ಹೂಗಳ ಚೆಲುವು ಚೆಲುವೆಲ್ಲವೂ ತನ್ನಲ್ಲೇ ತುಂಬಿ ಬಾನಾಂಗಣಕ್ಕೆ ಮುಖ ಮಾಡಿದ ಸುಂದರಿಯರು ಇವರು. ದುಂಬಿಯ ಮಧು ಹೀರಿಕೆಯ ಪರಿಸೊಗಸು ಹಲವು ಜಾತಿಯ ಹೂವುಗಳು ಜಾಜಿ ಮಲ್ಲಿಗೆ ಸಂಪಿಗೆ ತಮ್ಮ ಸುಗಂಧತೆಯನ್ನು ಪಸರಿಸಿ ಪ್ರಕೃತಿಗೆ ಹಲವು ಬಣ್ಣಗಳ ರಂಗವಲ್ಲಿ ಹಾಕಿದಂತಿತ್ತು. ಲವಲವಿಕೆಯ ಜಲಗಳ ರಮ್ಯತೆ ಹಲವು ವರ್ಷಗಳಿಂದ ಶಿಲ್ಪಿಗಳ ಕೈಯಿಂದ ತಿಂದ ಪೆಟ್ಟಿನಂತೆ ತನ್ನದೇ ಗಜ ಗಾಂಭೀರ್ಯದಿ ಮೌನ ವಹಿಸಿಕೊಂಡು ರೂಪದಲ್ಲಿ ನಿಂತಿರುವ ಬೆಟ್ಟಗುಡ್ಡಗಳು ಇವೆಲ್ಲರ ವೈಯಾರ ಸೊಗಸು ಹೊಂದಿಕೊಂಡಿರುವ ಹೇಮಾತೆ ನೀನೇ ಧನ್ಯೋಸ್ಮಿ. ಇವೆಲ್ಲರ ವೈಯಾರ ಸೊಗಸು ಹೊಂದಿಕೊಂಡಿರುವ ಹೇಮಾತೆ ನೀನೇ ಧನ್ಯೋಸ್ಮಿ. ಇನ್ನೊಂದು ಕವನ ಶ್ರೇಷ್ಠತೆ. ಬರೆಯಲು ಹೊರಟೆ ಬೆರಗಾಗುವ ಹಲವಾರು ವಿಚಾರಗಳ ನುಡಿಗಳನ್ನು ನನ್ನ ಲೇಖನಿ ಸಹಾಯ ಮಾಡಬಹುದೇ, ವಿಮರ್ಶಿಸಬಹುದೇ ಇವುಗಳನ್ನು? ಬೇಸ್ತು ಬೀಳಿಸುತ್ತಿದ್ದವು ಹಿಮಾಲಯದ ಸಾಧುಸಂತರ ಜೀವನ. ಬೇಸ್ತು ಬೀಳಿಸುತ್ತಿದ್ದವು ಹಿಮಾಲಯದ ಸಾಧು ಸಂತರ ಜೀವನ ಶೈಲಿಯು, ಅವರ ನಂಬಿಕೆ, ದೃಢ ಮನಸ್ಸಿನ ಕೆಚ್ಚೆದೆಯ ಧೋರಣೆಗಳು. ಅಬ್ಬಬ್ಬಾ ಸಾಧುಗಳೇ, ಹಲವಾರು ನಿಯಮಗಳು, ಗೆರೆಗಳು, ಸಾಧನೆಗಳು. ನೂರಾರು ಹುಲುಮಾನವರು ಅವರ ಶಕ್ತಿಗೆ ಬೆರಗಾಗುವುದರಲ್ಲಿ ಸಂಶಯವಿಲ್ಲ. ಕ್ಷಣ ನಿಮಿತ್ತ ಸಂಹೋನೆಗೆ ಒಳಪಡುವವರು ಕೆಲವಾರು ಮಂದಿ. ಮತ್ತೊಂದು ಕಡೆ ರೋಗ ರುಜಿನಗಳು ಹೇಳ ಹೆಸರಿಲ್ಲದಂತೆ ಮಾಯವಾಗಿ ಹೋಗುವುದು ಇವರ ಒಂದೇ ಒಂದು ಶಕ್ತಿಯ ಕೃಪೆಗೆ. ಬೆರಗಾಗು ಹೋಗುತ್ತಿದೆ ಮನ, ಬೆರಗಾಗು ಹೋಗುತ್ತಿದೆ ಮನ. ಶಕ್ತಿಯ ಮೂಲ ಏನೆಂಬುದ ದೇವರನ್ನು ಇವರಲ್ಲಿ ಕಾಣುವವರು ಹಲವಾರು ಜನ. ಸಾಧುಗಳ ದಿಟ್ಟ ಕಣ್ಣಿನ ಸ್ಪಷ್ಟತೆ, ದೃಢ ಸಂಕಲ್ಪದ ನಂಬಿಕೆಗೆ, ನಿಷ್ಕಲ್ಮಶ ನಿರ್ಮಲ ವ್ಯಕ್ತಿತ್ವಗಳಿಗೆ ಗೊತ್ತಿಲ್ಲದ ಹಾಗೆ ಮನ ತಲೆ ಭಾಗಿಸುವುದು ಇವರ ಶ್ರೇಷ್ಠತೆಗೆ. ನಿಷ್ಕಲ್ಮಶ ನಿರ್ಮಲ ವ್ಯಕ್ತಿತ್ವಗಳಿಗೆ ಗೊತ್ತಿಲ್ಲದ ಹಾಗೆ ಮನ ತಲೆ ಭಾಗಿಸುವುದು ಇವರ ಶ್ರೇಷ್ಠತೆಗೆ. ನನ್ನ ಇನ್ನೊಂದು ಕವನದ ಶೀರ್ಷಿಕೆ ಅನುಪಸ್ಥಿತಿ. ಹಣೆ ಬರಹ ವಿಧಿ ಆಟ ಮೀರಲುಂಟೇನು, ಎತ್ತಣದೆತ್ತ ಸಂಬಂಧ. ಹಣೆ ಬರಹ ವಿಧಿ ಆಟ ಮೀರಲುಂಟೇನು, ಎತ್ತಣದೆತ್ತ ಸಂಬಂಧ. ಜನುಮ ಜನುಮದ ಅನುಬಂಧಕ್ಕೆ ನೀ ಕೊಟ್ಟ ಹಣೆಯ ಕೆಂಪು ಕುಂಕುಮವೇ ಸಾಕ್ಷಿ. ಜನುಮ ಜನುಮದ ಅನುಬಂಧಕ್ಕೆ ನೀ ಕೊಟ್ಟ ಹಣೆಯ ಕೆಂಪು ಕುಂಕುಮವೇ ಸಾಕ್ಷಿ. ಇತ್ತ ಕೇಶರಾಶಿಯ ಸುಂದರತೆ ಮತ್ತಷ್ಟು ಹೆಚ್ಚಿಸುವುದು ನೀ ಕೊಟ್ಟ ಪ್ರೀತಿಯ ಮಲ್ಲಿಗೆ. ಇತ್ತ ಕೇಶರಾಶಿಯ ಸುಂದರತೆ ಮತ್ತಷ್ಟು ಹೆಚ್ಚುವುದು ನೀ ಕೊಟ್ಟ ಪ್ರೀತಿಯ ಮಲ್ಲಿಗೆ. ತುರುಬು ನಾಚಿ ನೀರಾಯಿತು ಹೊತ್ತು ತಿರುಗಲು, ತುರುಬು ನಾಚಿ ನೀರಾಯಿತು ಹೊತ್ತು ತಿರುಗಲು. ಕಾಲುಂಗುರ ಪಾದಕ್ಕೆ ಮುತ್ತಿಕ್ಕಿ ಹೆಜ್ಜೆಯ ಗುರುತಿನ ಗತ್ತು ಚುಂಬಿಸಿತು. ಕಾಲುಂಗುರ ಪಾದಕ್ಕೆ ಮುತ್ತಿಕ್ಕಿ ಹೆಜ್ಜೆಯ ಗುರುತಿನ ಗತ್ತು ಚುಂಬಿಸಿತು. ಕರಿಮಣಿ ಪ್ರೌಢತೆ ಹೆಚ್ಚಿಸಿತು ಹತ್ತು ಜನರ ಎದುರು ನಿಲ್ಲಲು, ಕರಿಮಣಿ ಪ್ರೌಢತೆ ಹೆಚ್ಚಿಸಿತು ಹತ್ತು ಜನರ ಎದುರು ನಿಲ್ಲಲು. ನನ್ನ ಒಡೆಯ ಹಲವು ಸಂವತ್ಸರ ಕಾಲ ನನ್ನೊಟ್ಟಿಗೆ ಇದ್ದು ಹಲವಾರು ಏಳು ಬೀಳುಗಳ ಮಧ್ಯೆ ನಾನಿರುವೆ ಎಂಬ ಪ್ರೀತಿಯ ನಾಲ್ನುಡಿ ಕಿವಿಯಲ್ಲಿ ಇನ್ನೂ ಗುನುಗುತ್ತಿರುವುದು. ಇನ್ನು ನಾ ಕಂಡ ಕನಸು ನನಸಾಗುವ ಮೊದಲೇ ನನ್ನ ದೂರ ಬಿಟ್ಟು ಹೋದೆಯ, ಇನ್ನು ನಾ ಕಂಡ ಕನಸು ನನಸಾಗುವ ಮೊದಲೇ ನನ್ನ ದೂರ ಬಿಟ್ಟು ಹೋದೆಯ. ಈ ಸಂಕಟಕ್ಕೆ ಕೊನೆಯುಂಟೆ, ಈ ಸಂಕಟಕ್ಕೆ ಕೊನೆಯುಂಟೆ. ಬಿಟ್ಟಿರಲಾರೆನೋ ನಿನ್ನನ್ನು, ಬಿಟ್ಟಿರಲಾರೆನೋ ನಿನ್ನನ್ನು. ಕರಿಮಣಿ ಕಾಲುಂಗುರ ಕುಂಕುಮದ ಭಾಗ್ಯವ ಅನುಪಸ್ಥಿತಿ ಸಹಿಸೇನು, ಅನುಪಸ್ಥಿತಿ ಸಹಿಸೇನು. ಈ ಸಂಕಟಕ್ಕೆ ಕೊನೆಯುಂಟೆ, ಬಿಟ್ಟಿರಲಾರೆನೋ ನಿನ್ನನ್ನು. ಕರಿಮಣಿ ಕಾಲುಂಗುರ ಕುಂಕುಮದ ಭಾಗ್ಯವ ಅನುಪಸ್ಥಿತಿ ಸಹಿಸೇನು, ಅನುಪಸ್ಥಿತಿ ಸಹಿಸೇನು.
1: ಈಗ ಕೇಳಿ ಬಿ ಕೆ ಸುಮಿತ್ರಾ ಹಾಡಿರುವ ಜನಪದ ಗೀತೆ.

0: ಕೇಳಿ. ಅಲ್ಝೈಮರ್ಸ್ ಖಾಯಿಲೆ ಬಗ್ಗೆ ಎನಪೋಯ ಮೆಡಿಕಲ್ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿರುವ ಡಾಕ್ಟರ್ ಪ್ರಭಾ ಅಧಿಕಾರಿ ಅವರ ಜೊತೆ ನಡೆಸಿದ ಸಂದರ್ಶನ.
1: ಕೇಳುಗರೆ ನಮಸ್ಕಾರ. ಇವತ್ತಿನ ವನಿತಾ ವಾಣಿಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಆಲ್ಝೈಮರ್ಸ್ ಕಾಯಿಲೆ ಬಗ್ಗೆ ಇವತ್ತು ಹೆಚ್ಚಿನ ವಿಷಯಗಳನ್ನ ತಿಳ್ಕೊಳ್ಳೋಣ. ಅದಕ್ಕಾಗಿ ಡಾಕ್ಟರ್ ಪ್ರಭಾ ಅಧಿಕಾರಿ ಅವರು ಬಂದಿದ್ದಾರೆ. ನಮಸ್ಕಾರ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ.
1: ಈಗ ಯಾಕೆ ಇಷ್ಟೊಂದು ಮಹತ್ವವನ್ನ ನಾವು ಆಲ್ಝೈಮರ್ ಕಾಯಿಲೆಗೆ ಕೊಡ್ತೇವೆ, ಅಂದ್ರೆ ಈ ಜಾಗೃತಿ ಕಾರ್ಯಕ್ರಮಗಳಿಗೆ, ಅದರ ಜಾಗೃತಿ ಅಗತ್ಯ ಎಷ್ಟಿದೆ ಅಂತ ಹೇಳ್ತೀರಿ ನೀವು?
2: ಈ ಆಲ್ಝೈಮರ್ಸ್ ಕಾಯಿಲೆ ಅಂದ್ರೆ ಒಂದು ಟೈಪ್ ಮರವು ರೋಗ ಅಂತ ನಾವು ಹೇಳ್ಬೋದು. ಇದು ಕೇವಲ ಮರವಾದ್ರೆ ನಮ್ಗೇನು ಕಷ್ಟ ಆಗ್ತಾ ಇರಲಿಲ್ಲ. ಇದು ಮರವಿನೊಟ್ಟಿಗೆ ನಮ್ಮ ಮೆದುಳಿನ ಕಂಪ್ಲೀಟ್ ಆಗಿ ಬುದ್ಧಿಶಕ್ತಿ ಕಮ್ಮಿ ಆಗ್ತಾ ಬರುದು. ಸೊ ಬುದ್ಧಿಶಕ್ತಿ ಕಮ್ಮಿ ಆಗ್ತಾ ಅವರಿಗೆ ಮಾತಾಡೋದು ಮರ್ತು ಹೋಗುತ್ತೆ, ಮನುಷ್ಯರನ್ನ ಗುರುತಿಸೋದು ಮರ್ತು ಹೋಗುತ್ತೆ, ತಮ್ಮ ದೈನಂದಿಕ ಕೆಲಸಗಳನ್ನು ಮಾಡ್ಕೊಳ್ಳಿಕ್ಕೆ ಮರ್ತು ಹೋಗುತ್ತೆ. ಅವರು ಬರ್ತಾ ಬರ್ತಾ ಎಲ್ಲಾ ಕೆಲಸಗಳಿಗೂ ಇನ್ನೊಬ್ಬರ ಮೇಲೆ ಅವಲಂಬಿತರಾಗ್ತಾರೆ. ಆಮೇಲೆ ಅವರಿಗೆ ಯಾರ್ದು ಗುರುತ ಸಿಕ್ಕುದಿಲ್ಲ. ಹಳೇ ಒಂದು 25-30 ವರ್ಷ ಅಥವಾ 40-50 ವರ್ಷದ ಹಿಂದಿಂದ ಹೋಗ್ತಾರೆ, ಅವರು ಹಿಂದಿನ ಜೀವನಕ್ಕೆ ಹೋಗ್ತಾರೆ. ಅವಾಗ ಅವ್ರಿಗೆ ಈಗ ಆಗ್ತಾ ಇರೋದಕ್ಕೆ ಅದಕ್ಕೂ ಏನು ಸಂಬಂಧ ಕಾಣುವುದಿಲ್ಲ. ಸೊ ಅದರಿಂದ ಅವರು ತುಂಬಾ ಅಗ್ರೆಸಿವ್ ಕೂಡ ಆಗ್ಬೋದು, ಅಂದ್ರೆ ಕೋಪಗೊಳ್ಳೋದು ಜಾಸ್ತಿ, ಅಥವಾ ತುಂಬಾ ದುಃಖಿತರಾಗ್ಬೋದು, ಅಥವಾ ತುಂಬಾ ಹೆದರ್ಕೊಳ್ಬಹುದು. ಮಾನಸಿಕ ಅಲ್ಲದೆ ದೈಹಿಕ ಕಾಯಿಲೆಯಾಗಿಯೂ ಮುಡಿಕೊಳ್ಳೋದ್ರಿಂದ,
1: ಅಂದ್ರೆ ವರ್ತಮಾನಕ್ಕೆ ಅವರಿಗೆ ಒಗ್ಗಿಕೊಳ್ಳಿಕ್ಕೆ ಆಗೋದಿಲ್ಲ.
2: ಯಾಕಂದ್ರೆ ಅವ್ರ ಮನಸ್ಸು ಹಿಂದ್ಗಡೆ ಹೊರಟೋಗಿರತ್ತೆ. 50 ವರ್ಷದ ಹಿಂದೆ ಏನೇನಾಯ್ತು ಅಥವಾ 25 ವರ್ಷದ ಹಿಂದೆ ಏನೇನಾಯ್ತು ಅದು ಅವ್ರಿಗೆ ಕಣ್ಣಿಗೆ ಕಾಣ್ತಾ ಇರತ್ತೆ. ಈಗಿರುವ ಸ್ಥಿತಿಯನ್ನು ಹೋಲಿಸಿದ್ರೆ ಅವ್ರಿಗೆ ಅದಕ್ಕೇನು ಸಂಬಂಧ ಕಾಣದೇ ಇದ್ರೆ ತುಂಬಾ ಕಷ್ಟ ಆಗತ್ತೆ. ಸೊ ಈ ತರ ಇರೋದ್ರಿಂದ ಅದನ್ನ ಅರ್ಥವೇ ಮಾಡ್ಕೊಳ್ಳೋದಿದ್ರೆ ಅವ್ರನ್ನ ನೋಡ್ಕೊಳ್ಳೋದು ಬಹಳ ಕಷ್ಟ ಆಗತ್ತೆ. ಹುಚ್ಚಿಗೆಲ್ಲ ಚಿಕಿತ್ಸೆ ಮಾಡ್ತಾರೆ. ಸೊ ಆತರ ಪ್ರಾಬ್ಲಮ್ಸ್ ಆಗತ್ತೆ. ಇದ್ದಿದ್ರಲ್ಲಿ ನಾವು ಭಯಂಕರ ರೋಗ ಅಂತ ಹೇಳ್ಬೋದು. ಇವಾಗ ಕ್ಯಾನ್ಸರ್ ರೋಗ ಆದ್ರೂ ಒಂದು ಚಿಕಿತ್ಸೆ

0: ಆದರೆ ಆಗಿ ಗುಣಪಡಿಸಬಹುದು, ಅಥವಾ ಚಿಕಿತ್ಸೆ ಇಲ್ದಿದ್ರೆ ಅವ್ರು ಹೆಚ್ಚು ದಿನ ಬದುಕಲ್ಲ. ಈ ರೋಗ ಡಯಾಗ್ನೋಸ್ ಆದ್ಮೇಲೆ ಅವರು ಒಂದು 10 ವರ್ಷ ಕೂಡ ಬದುಕಬಹುದು. ಕಾಯಿಲೆ ಬಗ್ಗೆ ಅರಿಯದೆ ಅವ್ರ ಜೊತೆ ಹೇಗೆ ವರ್ತನೆ ಮಾಡಬೇಕು ಅಂತ ಮನೆಯವರಿಗೆ ಗೊತ್ತಾಗಲ್ಲ. ಸೊ ಅದಕ್ಕೆ ಇದ್ರ ಬಗ್ಗೆ ಅರಿವು ತುಂಬಾ
1: ಬೇಕು.
0: ಅದಕ್ಕೆ ಔಷಧ ಇಲ್ಲ, ಚಿಕಿತ್ಸೆ ಇಲ್ಲ, ಅದು ವಯಸ್ಸಾಗಿದ್ರಿಂದ ಬಂದಿದ್ದು ಅಂತ ತಿಳ್ಕೊಂಡು ಮನೆಯವರು ಅವರನ್ನ ಚಿಕಿತ್ಸೆಗೂ ಕರ್ಕೊಂಬರಲ್ಲ. ಈಗ ಚಿಕಿತ್ಸೆಗಳಿದೆ, ಬೇಗ ಕಂಡು ಹಿಡಿದ್ರೆ ಔಷಧಗಳಿದೆ, ಆ ಕಾಯಿಲೆನ ಅಲ್ಲೇ ನಾವು ತಡೆಗಟ್ಕೊಳ್ಬಹುದು, ಅಥವಾ ಮುಂದೆ ಹೋಗೋದಾಗ ನೋಡ್ಕೊಳ್ಬಹುದು, ಅಥವಾ ನಮ್ಗೆ ಕಾಯಿಲೆ ಬರದ ಹಾಗೆ ನಾವು ಏನೇನ್ ಮಾಡಿದ್ರೆ ಅದು ಕಾಯಿಲೆ ತಡೆಗಟ್ಕೊಳ್ಬಹುದು, ಅದನ್ನು ನಾವು ತಿಳ್ಕೊಂಡ್ರೆ ಪ್ರಪಂಚದಲ್ಲಿ ಇರುವ ಅಲ್ಝೈಮರ್ಸ್ ಕೇಸಸ್ ಎಷ್ಟಿದೆಯೋ ಅದು ವೃದ್ಧಿ ಆಗೋದನ್ನಾದ್ರೂ ನಾವು ತಡೀಬಹುದು.
1: ಹೌದು, ನಿಮ್ಗೆ ಏನ್ ಅನ್ಸುತ್ತೆ ಈಗ ಹೆಚ್ಚು ಹೆಚ್ಚು ಇದನ್ನ ನೋಡ್ತೇವೆ ಅಂತ ಅನ್ಸುತ್ತೆ?
0: ಇವಾಗ ಹೆಚ್ಚೆಚ್ಚು ನೋಡ್ತೇವೆ, ಯಾಕಂದ್ರೆ ಅದಕ್ಕೆ ಮುಖ್ಯ ಕಾರಣ ನಮ್ಗೆ ವಯಸ್ಸಾಗದವರು ನಾವು ಬದುಕಿರೋದು. ಜಾಸ್ತಿ ಬದುಕಿದಷ್ಟು ಜಾಸ್ತಿ ಮಂದಿಗೆ ಬರುತ್ತೆ,
1: ಅದರ ಅಪಾಯ ಹೆಚ್ಚು.
0: ಅದರ ಅಪಾಯ ಹೆಚ್ಚು. ಈಗ ನಾವು 90 ಮೇಲಿದ್ದವ್ರಿಗೆ ಸಾಧಾರಣ 40% ಈ ರೋಗಕ್ಕೆ ತುತ್ತಾಗಬಹುದು. 80 ಮೇಲಿದ್ದವ್ರಿಗೆ ಸ್ವಲ್ಪ ಅದಕ್ಕಿಂತ ಕಮ್ಮಿ 20% ಇರ್ಬೋದು, 20-25. 60-70 ಒಂದು 5% ಬರ್ಬೋದು. ಸೊ ಹಾಗೆ ನಾವು ಹೆಚ್ಚು ಹೆಚ್ಚು ವರ್ಷ ಬದುಕಿದಷ್ಟು ಈ ರೋಗಿಗಳು ಜಾಸ್ತಿ ಆಗ್ತಾ ಹೋಗ್ತಾರೆ.
1: ಅಂದ್ರೆ ಈಗ ಸಾಮಾನ್ಯವಾಗಿ ವಯಸ್ಸಾಗ್ತಾ ಆಗ್ತಾ ನಮ್ಮ ನೆನಪಿನ ಶಕ್ತಿ ಒಂದು ರೀತಿ ದುರ್ಬಲ ಆಗುತ್ತೆ. ಈಗ ಒಂದು 40-50 ನಾವು ಎಲ್ಲರೂ ಹೇಳೋದನ್ನ ಕೇಳ್ತೇವೆ, ನನಗೆ ನೆನಪೇ ಉಳಿಯೋದಿಲ್ಲ ಅಂತ. ಅದು ಸಾಮಾನ್ಯ.
0: ಹೌದು,
1: ಈ ಸಾಮಾನ್ಯವಾಗಿ ನಾವು ಮರೆಯುವುದಕ್ಕೂ ಆಲ್ಝೈಮರ್ಸ್ಗೂ ಇರುವ ವ್ಯತ್ಯಾಸ ಏನು? ಯಾಕಂದ್ರೆ ಅಲ್ಲೇ ನಾವು ಕಂಡುಹಿಡಿಯೋದನ್ನ ಕೆಲವು ಸಲ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಲೇ ಹೇಳ್ಬಹುದು. ಇದು ಆಲ್ಝೈಮರ್ಸ್ ಕಾಯಿಲೆನೋ ಅಥವಾ ಸಾಮಾನ್ಯವಾಗಿ ಮರವ ರೋಗನ ವಯಸ್ಸಾಗ್ತಾ ಬರುವಾಗ ಆಗೋದು ಅಂತ.
0: ವಯಸ್ಸಿಗೆ ಸಹಜವಾಗಿ ಮರವು ಬರುತ್ತೆ.
1: ಹೌದು,
0: ಯಾಕಂದ್ರೆ ನಮ್ಮ ನರ ಕಣಗಳ ಸಂಖ್ಯೆ ಕಮ್ಮಿ ಆಗುತ್ತೆ, ನರಗಳ ಶಕ್ತಿಯು ಕಮ್ಮಿ ಆಗುತ್ತೆ. ಆದ್ರೆ ಅದು ಕೇವಲ ಮರವು, ಮರವು ರೋಗ ಅಲ್ಲ ಅದು. ಸೊ ಈಗ ನಾವು ವ್ಯತ್ಯಾಸ ಹೇಳ್ಬೇಕಾದ್ರೆ ನಮ್ಗೀಗ ಬೇಕಾದ ಒಂದು ಹೆಸರು ಸಿಕ್ಕುದಿಲ್ಲ, ಅಥವಾ ನಾವು ಇಟ್ಟ ಸಾಮಾನು ನಮ್ಗೆ ಸಿಕ್ಕುದಿಲ್ಲ, ಅಥವಾ ಯಾರ್ದಾದ್ರೂ ನಮ್ಗೆ ಮುಖ ಪರಿಚಯ ಆಗುತ್ತೆ ಹೆಸರು ನೆನಪಿಲ್ಲ. ಸೊ ಇದು ಸಾಮಾನ್ಯ ಮರವು. ಆದ್ರೆ ನಾವು ಸ್ವಲ್ಪ ಹೊತ್ತು ಕುತ್ಕೊಂಡು ಆಲೋಚನೆ ಮಾಡಿದ್ರೆ ಅದೆಲ್ಲ ನಮ್ಗೆ ನೆನಪಿಗೆ ಬರುತ್ತೆ. ನಾವು ಏನನ್ನು ಹುಡುಕ್ತಾ ಇದ್ವೋ ಅದು ನಮ್ಗೆ ಸಿಕ್ಕೇ ಸಿಕ್ಕತ್ತೆ. ಅಥವಾ ಪರಿಚಯ ಇಲ್ಲದವ್ರ ಹೆಸರನ್ನ ನಾವು ಆಲೋಚನೆ ಮಾಡ್ಕೊಂಡ್ರೆ ನಮ್ಗೆ ಇವತ್ತಲ್ದಿದ್ರು ನಾಳೆ ಆದ್ರೂ ನಮ್ಗೆ ಓ ಇವ್ರ ಹೆಸರು ಇಂಥದ್ದು ಅಂತ ನೆನಪಾಗತ್ತೆ.
1: ಹೌದು, ಮತ್ತೆ ತಾವು ಮರಿತಾ ಇದ್ದೇವೆ ಅನ್ನೋದು ಕೂಡ ನಮ್ಗೆ
0: ಗೊತ್ತಿರತ್ತೆ. ಸೊ ನಮ್ಗೆ ಅದು ಮರ್ತೋಗಿರೋದು ಗೊತ್ತು ಆಗತ್ತೆ. ಆದ್ರೆ ಈ ಮರವು ರೋಗದವರಿಗೆ ಅದು ಏನ್ ಮಾಡಿದ್ರು ನೆನಪಾಗಲ್ಲ. ಇವಾಗ ಇವತ್ತು ನೀವು ನನ್ನ ರೆಕಾರ್ಡಿಂಗ್ ಇಟ್ಟಿದ್ದೀರಿ, ನೀವು ಕಾಲ್ ಮಾಡಿದ್ರಿ, ನಿಮ್ಗೆ ಇಂಥದ್ದು ರೆಕಾರ್ಡಿಂಗ್ ಇತ್ತು ಅಂತ, ಹಾ ನೆನಪಿದೆ ಅಂತ ನಾನು ಹೇಳಿದೆ. ಅಥವಾ ನಂಗೆ ಮರ್ತೋಗಿದ್ರು ನೀವು ಹೇಳಿದ ತಕ್ಷಣ ನಂಗೆ ನೆನಪಾಗತ್ತೆ.
1: ಹೌದು,
0: ಆದ್ರೆ ಆಲ್ಝೈಮರ್ಸ್ ರೋಗಿಗಳಿಗೆ ಆ ಮರವು ಅಂತ ಆಗಿರತ್ತಲ್ಲ, ಅದು ಕಂಪ್ಲೀಟ್ ಆಗಿ ಮರ್ತೋಗಿರುತ್ತೆ. ನೀವ್ ಯಾವಾಗ ಹೇಳಿದ್ರಿ ನನ್ಗೆ ಯಾರಿಗೆ ಬರ್ಲಿಕ್ಕೆ ಅಂತ ಆ ತರ ಕೇಳ್ಬೋದು. ಆಮೇಲೆ ನಾವು ನಮ್ಮ ನನ್ನ ಕನ್ನಡಕ ಇರ್ಬೋದು, ಪೆನ್ ಇರ್ಬೋದು, ಅಲ್ಲಲ್ಲೇ ಇಟ್ಟಿರ್ತೀವಿ, ಹುಡುಕುವಾಗ ಸಿಕ್ಕಲ್ಲ. ಸೊ ಆಲ್ಝೈಮರ್ಸ್ ರೋಗಿಗಳು ಅದು ಎಲ್ಲೋ ಇಟ್ಬಿಟ್ಟಿರ್ತಾರೆ. ಈಗ ಫ್ರಿಡ್ಜ್ ಒಳಗೆ ಹೋಗಿ ಪೆನ್ನು ಕನ್ನಡಕ ಇಟ್ಟಿದ್ರೆ ಅದು ಆಲ್ಝೈಮರ್ ರೋಗ ಲಕ್ಷಣ. ಸಾಮಾನುಗಳನ್ನ ಇನ್ಅಪ್ರೋಪ್ರಿಯೇಟ್ ಪ್ಲೇಸ್, ಅದು ಯಾವಾಗ್ಲೂ ಇಡುವ ಜಾಗ ಅಲ್ವೇ ಅಲ್ಲ, ಅಂತ ಕಡೆ ಕಂಡು ಬಂದ್ರೆ ಅದು ಆಲ್ಝೈಮರ್ಸ್ ರೋಗ ಲಕ್ಷಣ ಆಗುತ್ತೆ. ಮತ್ತೆ ಕಂಪ್ಲೀಟ್ ಅದ್ರ ವಿಷಯ ಇವಾಗ ಅದೇ ಮರ್ತಿದ್ರ ವಿಷಯ ನೆನಪೇ ಇಲ್ಲ. ಅಂದ್ರೆ ಇವಾಗ ಒಂದು ಯಾರೋ ಮದುವೆ ಕರೆದಿದ್ರು, ಇದು ಡೇಟ್ ಮರೆಯೋದು ಸಹಜ, ಆದ್ರೆ ಅವ್ರಿಗೆ ಕರ್ತಿದ್ದಾರೆ ಅನ್ನೋ ಅಂಶನೇ ಮರ್ತೋಗೋದು ಕಾಯಿಲೆ ಲಕ್ಷಣ.
1: ಎಷ್ಟು ಯೋಚನೆ ಮಾಡಿದ್ರು
0: ಅದು ನೆನಪಿಗೆ ಬರೋದು, ಅದು ಇಲ್ಲವೇ ಇಲ್ಲ. ಯಾವುದೇ ಮರವಾದ್ರೂ ಚೆಕಪ್ಗೆ ಹೋಗುದು ಒಳ್ಳೇದು.
1: ಒಳ್ಳೇದು, ಈಗ ಮರಿತಿದ್ದಾರೆ ಯಾರಾದ್ರೂ ಮನೆಯಲ್ಲಿ ಅಂದಾಗ ಒಂದ್ಸಲ ವೈದ್ಯರನ್ನು ಕಾಣೋದು ಸೂಕ್ತ ಅಂತ ಹೇಳಿ. ಈಗ ಮರವು ಒಂದು ಲಕ್ಷಣ ಆದ್ರೆ ಬೇರೆ ಏನಾದ್ರೂ ಇದೆಯಾ?
0: ಒಂದು ಮರವು ಅದು ಇತ್ತೀಚೆಗಾಗಿದ್ದು ಮಾತ್ರ ಮರವು ಅವ್ರಿಗೆ. ಇವಾಗ ಇವತ್ತು ಬೆಳಿಗ್ಗೆ ಸೊಸೆ ಅವ್ರಿಗೆ ಅತ್ತೆಗೆ ತಿಂಡಿ ಕೊಟ್ಟಿರ್ತಾಳೆ, ಬಂದವ್ರ ಹತ್ರ ಎಲ್ಲ ಹೇಳ್ತಾರೆ ನನ್ಗೆ ಇವತ್ತು ಊಟನೇ ಕೊಟ್ಟಿಲ್ಲ, ತಿಂಡಿನೇ ಕೊಟ್ಟಿಲ್ಲ, ನನ್ನ ಸೊಸೆ ಉಪವಾಸ ಹಾಕ್ತಾಳೆ. ಅದೇ ಹಳೆದೆಲ್ಲ ತುಂಬಾ ಚೆನ್ನಾಗಿ ಮಾತಾಡ್ತಿರ್ತಾರೆ. ಹಾಗೆ ಎಲ್ರು ಏನ್ ಮಾಡ್ತಾರೆ, ಅತ್ತೆನ ನಂಬ್ತಾರೆ, ಸೊಸೆನ ನಂಬಲ್ಲ. ಈ ಸೊಸೆ ಕೆಟ್ಟೋಳೆ ಇರ್ಬೇಕು ಅಂತ ಅನ್ಕೊಳ್ತಾರೆ. ಇತ್ತೀಚಿನ ಮರ ಇದು, ವಸ್ತುಗಳು ಮಾತ್ರ ಮರೆಯೋದು. ಆಮೇಲೆ ದಾರಿ ತಪ್ಪುವುದು, ನಾವು ದಿನನಿತ್ಯ ನಡೀತಾ ಹೋಗ್ತಾ ಇರೋ ದಾರಿಲೇ ಅವ್ರು ತಪ್ಪಿ ಹೋಗುದು. ಆಮೇಲೆ ಸಾಮಾನನ್ನ ಅಲ್ಲಿ ಇಡುವುದು, ಆಮೇಲೆ ಹುಡುಕ್ತಾ ಇರೋದು ಇಡೀ ದಿವಸ. ಆಮೇಲೆ ಅದೇ ಲ್ಯಾಂಗ್ವೇಜ್ ಬದಲಾವಣೆ ಆಗುದು, ಫುಲ್ ಸೆಂಟೆನ್ಸ್ ಮಾತಾಡ್ಲಿಕ್ಕೆ ಆಗದೆ ಇರೋದು, ಅಲ್ಲಲ್ಲೇ ವರ್ಡ್ ಗ್ಯಾಪ್ ಬರುದು, ಓದಿದ್ದು ಅರ್ಥ ಆಗದೆ ಇರೋದು, ಕ್ಯಾಲ್ಕುಲೇಷನ್ ಅಲ್ಲಿ ತಪ್ಪಾಗುದು. ದಿನನಿತ್ಯ ಲೆಕ್ಕ ಬರ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದವ್ರಿಗೆ ಅದು ಕ್ಯಾಲ್ಕುಲೇಷನ್ ತಪ್ಪಾಕೊಂಡು ಬರುದು. ಅಂಗಡಿಗೆ ಹೋಗ್ತಾರೆ, ಚೇಂಜ್ ತಗೊಳ್ತಾರೆ, ಅದು ಎಷ್ಟೊಂದು ಗೊತ್ತಾಗಲ್ಲ, ಹಾಗೆ ಹಾಕೊಂಡು ಬರುದು. ಅದಕ್ಕೆ ಸುಮಾರು ಜನರಿಗೆ ಅದೇ ಅಭ್ಯಾಸ ಆಗಿರತ್ತೆ. ಆದ್ರೆ ಈ ತರ ಸರಿಯಾಗಿ ಅದನ್ನ ಕೌಂಟ್ ಮಾಡಿ ಕರೆಕ್ಟ್ ಆಗಿ ಚೇಂಜ್ ವಾಪಸ್ ತರೋ ಅಂತವ್ರಿಗೆ ಆ ತರ ಆದ್ರೆ ಅದು ಅಲ್ಝೈಮರ್ಸ್ ಲಕ್ಷಣ ಆಗಿರ್ಬೋದು.
1: ಅಂದ್ರೆ ಒಂದು ನಿರ್ಧಾರ ಕೂಡ ತಗೊಳ್ಳಿಕ್ಕೆ
0: ಯಾವಾಗ್ಲೂ ಮನೆ ಯಜಮಾನ ಆಗಿ ಅಥವಾ ಯಜಮಾನಿ ಆಗಿ ಎಲ್ಲದಕ್ಕೂ ಒಪಿನಿಯನ್ ಕೊಡ್ತಿದ್ದವರು ಏನಾದ್ರೂ ಕೇಳಿದ್ರೆ ಹಾ ನೀವೇ ಏನಾದ್ರೂ ಮಾಡಿ ಆತರ ಹೇಳಿದ್ರೆ ಅವಾಗ ಸ್ವಲ್ಪ ನಾವು ಡೌಟ್ ಪಡ್ಬೇಕು. ಇಲ್ಲ ಇನ್ನು ಏನಾದ್ರೂ ವಿಶೇಷ ಕಾರ್ಯಕ್ರಮ ಇರ್ಬೋದು, ಅದಕ್ಕೆ ಏನು ಸಿದ್ಧತೆ ಮಾಡಿಕೊಳ್ಳದೆ ಕೂತ್ಕೊಂಡ್ಬಿಡೋದು, ಏನೋ ಪೂಜೆ ಇರ್ಬೋದು ತಣ್ಣಕ್ ಕೂತಿರೋದು, ಏನು ಮಾಡೋದಿಲ್ಲ, ಅವರ ಹಾಬೀಸ್ ಬಿಟ್ಬಿಡೋದು, ಪದ್ಯ ಕೇಳ್ತಾ ಇದ್ರು ಅಥವಾ ಕತೆ ಪುಸ್ತಕಗಳು ಓದ್ತಾ ಇದ್ರು ಅದೆಲ್ಲ ನಿಲ್ಸ್ಬಿಡೋದು. ಆಮೇಲೆ ಪರ್ಸನಾಲಿಟಿಯೇ ಚೇಂಜ್ ಆಗೋದು, ತುಂಬಾ ಮೈಲ್ಡ್ ಆಗಿದ್ದವರು ಇದ್ದಕ್ಕಿದ್ದಾಗೆ ಅಗ್ರೆಸಿವ್ ಆದ್ರೆ, ತುಂಬಾ ಅಗ್ರೆಸಿವ್ ಆಗಿದ್ದವರು ಇದ್ದಕ್ಕಿದ್ದಾಗೆ ಮೈಲ್ಡ್ ಆದ್ರೆ ಏನೋ ಚೇಂಜ್ ಇದೆ ಅಂತ ಅಂದ್ಕೊಂಡು ಕರ್ಕೊಂಡು.
1: ಮತ್ತೆ ಇದರಲ್ಲಿ ಹಂತಗಳು ಇದೆಯಾ ಡಾಕ್ಟರ್? ಅಂದ್ರೆ ಈಗ ಅಲ್ಝೈಮರ್ಸ್ ಕಾಯಿಲೆ ಪ್ರಾರಂಭಿಕ ಹಂತದಲ್ಲಿ ಆಗುವ ಬದಲಾವಣೆಗಳು ಮತ್ತೆ ನಂತರದ ಹಂತಗಳಲ್ಲಿ,
0: ಇದರಲ್ಲಿ ಮೂರು ಹಂತಗಳಿದೆ, ಮೈಲ್ಡ್, ಮಾಡರೇಟ್, ಸಿವಿಯರ್ ಅಂತ ನಾವು ಹೇಳ್ತೇವೆ. ಅದಕ್ಕೆ ಮುಂಚಿನ ಸ್ಟೇಜ್ ಇದೆ ಸಿಂಪಲ್ ಮರವು, ತುಂಬಾ ಕಷ್ಟ ಗೊತ್ತಾಗಕ್ಕೆ, ತುಂಬಾ ಡೀಟೇಲ್ ಆಗಿ ಒಂದು ನ್ಯೂರೋಸೈಕಿಯಾಟ್ರಿಕ್ ಬ್ಯಾಟ್ರಿ ಅಂತ ಮಾಡಿದ್ರೆ ಗೊತ್ತಾಗ್ಬೋದು ಅವಾಗ ಇವರಿಗೆ ಅಲ್ಝೈಮರ್ಸ್ಗೆ ತಿರುಗತ್ತೆ, ಇದು ಸಾಮಾನ್ಯ ಮರವು ಅಲ್ಲ ಅಂತ
1: ಹೇಳಿ,
0: ಅದು ಮೊದಲನೇ ಹಂತ ಅಂತ ಹೇಳ್ಬೋದು. ಅದಾದ್ಮೇಲೆ ಮೈಲ್ಡ್ ಡಿಮೆನ್ಷಿಯಾ, ಈ ಸಮಯದಲ್ಲಿ ಅವರಿಂದ ಅನೇಕ ತಪ್ಪುಗಳಾಗ್ತಾ ಇರುತ್ತೆ, ಅವರಿಗೆ ಒಬ್ಬರೇ ಅವರ ಮನೆಯ ಕೆಲಸಗಳನ್ನೆಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ಅಡಿಗೆ ಮಾಡ್ತಾ ಇದ್ರೆ ಅದರಲ್ಲಿ ವ್ಯತ್ಯಾಸ ಆಗೋಗುತ್ತೆ, ಯಾವಾಗ್ಲೂ ಉಪ್ಪು ಹಾಕೋದು ಮರೆಯೋದು, ಉಪ್ಪಿಗೆ ಬದಲು ಸಕ್ಕರೆ ಹಾಕೋದು, ಆ ತರದೆಲ್ಲ ಮಾಡ್ತಾರೆ. ಸೊ ಯಾರಾದ್ರೂ ಪಕ್ಕದಲ್ಲಿ ಕುತ್ಕೊಂಡು ಇದು ಸಕ್ಕರೆ ಇದು ಉಪ್ಪು ಇದನ್ನ ಹಾಕಿ ಅಂತ ಹೇಳಿದ್ರೆ ಮಾಡ್ತಾರೆ, ಇಂಥದ್ದೆಲ್ಲ ಮಾಡ್ತಿರ್ತಾರೆ. ಸೊ ಅದು
1: ಜೊತೆಗಿದ್ದವ್ರ ಜೊತೆ, ಈಗ ಮಕ್ಕಳ ಜೊತೆ ಅಥವಾ ಗಂಡ ಇವ್ರ ಜೊತೆ ಎಲ್ಲ ಪ್ರೀತಿ ಹಾಗೆ ಇರುತ್ತಾ?
0: ಪ್ರೀತಿ ಹಾಗೆ ಇರುತ್ತೆ, ಆ ಸ್ಟೇಜ್ ಅಲ್ಲಿ ಪ್ರೀತಿ ಇರುತ್ತೆ, ಆ ಸ್ಟೇಜ್ ಅಲ್ಲಿ ಗೊತ್ತಾಗಲ್ಲ, ಪ್ರೀತಿ ಚೆನ್ನಾಗೇ ಇರುತ್ತೆ, ಮನೆಯವರು ಅಂತ ಗೊತ್ತಿರುತ್ತೆ, ಅವ್ರಿಗೂ ಗೊತ್ತಾಗತ್ತೆ ಇನ್ನೂ ಸಣ್ಣ ವ್ಯತ್ಯಾಸ ಆಗ್ತಾ ಇದೆ ಅಂತ ಅವ್ರಿಗೂ ಗೊತ್ತಾಗತ್ತೆ. ಅರ್ಲಿ ಹಂತದಲ್ಲಿ ಸಣ್ಣ ಪುಟ್ಟ ಮರವು ಅಂತಲೇ ಹೇಳ್ಬೋದು, ಆ ತರ ಕಾಣ್ತಿರತ್ತೆ. ಮಧ್ಯಮ ಹಂತದಲ್ಲಿ ಅವರ ದೈನಂದಿನ ಚಟುವಟಿಕೆಗಳನ್ನ ಮಾಡ್ಲಿಕ್ಕೂ ಕಷ್ಟ ಆಗತ್ತೆ, ಊಟ ಮಾಡ್ಲಿಕ್ಕೆ, ಸ್ನಾನ ಮಾಡ್ಲಿಕ್ಕೆ, ಒಳಗೆ ಹೋಗ್ತಾರೆ ಬಾತ್ರೂಮ್ಗೆ ಹಾಗೆ ವಾಪಸ್ ಬಂದ್ಬಿಡ್ತಾರೆ, ಫ್ಲಶ್ ಮಾಡಲ್ಲ, ಈ ತರದ್ದೆಲ್ಲ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅವಾಗ ಇನ್ನು ಜಾಸ್ತಿ ಸಹಾಯ ಬೇಕು. ಕಡೆ ಹಂತದಲ್ಲಿ ಅವರು ತಮ್ಮದಾದ ಯಾವ ಕೆಲಸ ಮಾಡ್ಕೊಳ್ಲಿಕ್ಕೂ ಆಗಲ್ಲ, ತಿನ್ನಕ್ಕಾಗಲ್ಲ, ಊಟ ತಿನ್ಸ್ಬೇಕು ಯಾರಾದ್ರೂ, ನಡಿಲಿಕ್ಕಾಗಲ್ಲ,
1: ಓದ್ಲಿಕ್ಕಾಗಲ್ಲ,
0: ಓದ್ಲಿಕ್ಕೆ ಬರೀಲಿಕ್ಕೆ, ಇವನ್ ಮಾತಾಡೋದು ಹೊರಟೋಗುತ್ತೆ, ಅವಾಗ ಲ್ಯಾಂಗ್ವೇಜೇ ಗೊತ್ತಾಗಲ್ಲ. ನಾವು ಹುಟ್ಟಿದ ಸ್ಟೇಜ್ ಅಲ್ಲಿ ಹೇಗಿದ್ವೋ ಆ ಸ್ಟೇಜ್ಗೆ ಹೊರಟೋದ್ರೆ
1: ಅಂದ್ರೆ
0: ಮಾತಿಯೂ ಇಲ್ಲ, ಅವಾಗ
1: ಹಿಂದಿಂದೆಲ್ಲ ನೆನಪು ಮರ್ತೋಗ,
0: ಅವಾಗ ನೆನಪು ಮರ್ತೋಗುತ್ತೆ. ಈಗ ನಾವು ಹುಟ್ಟಿದ ಮಗು ಹೇಗಿರುತ್ತೋ ಹಾಗೆ ಎಲ್ಲಾನು ಮಾಡಿಸ್ಬೇಕಾಗ, ಅವಾಗ ಪ್ರೀತಿನೂ ಗೊತ್ತಾಗಲ್ಲ, ಯಾರ್ದು ಗುರ್ತನೂ ಇರಲ್ಲ, ಪ್ರೀತಿನೂ ಇರಲ್ಲ ಆ ಸ್ಟೇಜ್. ಆದ್ರೆ ಕೆಲವು ಸತಿ ಅದು ಪ್ಯಾಚ್ ಪ್ಯಾಚ್ ಆಗಿ ಹೋಗುತ್ತೆ, ಅವಾಗ ಕೆಲವು ಸತಿ ಪ್ರೀತಿ ಇರ್ಬೋದು ಅವ್ರಿಗೆ, ಕೆಲವ್ರದ್ದು ಗುರ್ತ ಸಿಗ್ಬಹುದು, ಗೋಜು ಗೋಜಲಾಗಿ ನೆನಪುಗಳೆಲ್ಲ ಒಂದು ಗೋಜು ಗೋಜಲಾಗಿ ಸಡನ್ ಆಗಿ ಅವ್ರಿಗೆ ಯಾರೋ ಮಗ ಗೊತ್ತಾಗ್ಬಹುದು, ಆದ್ರೆ ಮತ್ತೊಬ್ರು ಯಾರೋ ಗೊತ್ತಾಗದೆ ಇರ್ಬೋದು. ಸೊ ಅದು ಕಂಪ್ಲೀಟ್ ಆಗಿ ಹೋಗುತ್ತೆ ಅಂತಾನು ಹೇಳಕ್ಕಾಗಲ್ಲ, ಕೆಲವು
1: ಒಂದು ಕೆಲವು ಕ್ಷಣದಲ್ಲಿ ಮತ್ತೆ ಮರುಕಳಿಸಬಹುದು,
0: ಮತ್ತೆ ಹೋಗ್ಬಹುದು ಆ ತರ.
1: ಇದಕ್ಕೆ ಏನಾದ್ರೂ ನಿಖರವಾದ ಪರೀಕ್ಷೆ ಇದೆಯಾ ಇದು ಅಲ್ಝೈಮರ್ಸ್ ಕಾಯಿಲೆ ಅಂತಲೇ ತಿಳ್ಕೊಳ್ಲಿಕ್ಕೆ?
0: ಅಂದ್ರೆ ನಾವು ಅಲ್ಝೈಮರ್ಸ್ ಕಾಯಿಲೆ ಅಂತ ಹೇಳಕ್ಕೆ ತುಂಬಾ ಕಷ್ಟದ ಟೆಸ್ಟ್ ಗಳಿದೆ, ಆದ್ರೆ ಮರವು ರೋಗ ಅಂತ ಹೇಳ್ಬೋದು. ಮರವು ರೋಗದಲ್ಲಿ ನಾನು ಹೇಳಿದಾಗೆ ಅನೇಕ ಕಾರಣಗಳಿದೆ, ಕೆಲವು ಟ್ರೀಟ್ಮೆಂಟ್ಗೆ ಬಗ್ಗುವಂತದ್ದು, ಈಗ ವಿಟಮಿನ್ ಡಿಫಿಷಿಯನ್ಸಿ ಇರ್ಬೋದು, ಥೈರಾಯ್ಡ್ ಡಿಫಿಷಿಯನ್ಸಿ ಇರ್ಬೋದು, ಥೈರಾಯ್ಡ್ ಕಾಯಿಲೆ ಅಂತ ಕೇಳಬಹುದು, ಅಥವಾ ಬ್ರೇನ್ ಅಲ್ಲಿ ಟ್ಯೂಮರ್ ಆಗಿರ್ಬೋದು, ಬ್ರೇನ್ ಸುತ್ತ ರಕ್ತಸ್ರಾವ ಆಗಿರ್ಬೋದು, ಬ್ರೇನ್ ಅಲ್ಲಿ ನೀರು ಹೆಚ್ಚಾಗಿರ್ಬೋದು, ಬ್ರೇನಿನ ಇನ್ಫೆಕ್ಷನ್ ಬಂದಿರ್ಬೋದು, ಟಿಬಿ ಅಥವಾ ಎಚ್ ಐ ವಿ ಕಾಯಿಲೆ ಬಂದಿರ್ಬೋದು. ಸೊ ಇದೆಲ್ಲವನ್ನ ಗುಣಪಡಿಸಬಹುದು ನಾವು. ಸೊ ನಾವು ಫಸ್ಟ್ ಗೆ ಅದನ್ನೆಲ್ಲ ನಾವು ಪರೀಕ್ಷೆ ಮಾಡ್ತೀವಿ, ಆಮೇಲೆ ಒಂದು ಮೆಮರಿ ಟೆಸ್ಟ್ ಗಳಂತ ಮಾಡ್ತೀವಿ. ಈಗ ನಾವು ಶುಗರ್ ಚೆಕ್ ಮಾಡ್ಕೊಳ್ತೀವಿ, ಬಿಪಿ ಚೆಕ್ ಮಾಡ್ಕೊಳ್ತೀವಿ, ಆದ್ರೆ ಮೆಮರಿ ಟೆಸ್ಟ್ ಗೆ ಯಾರು ಬರುದಿಲ್ಲ, ನಾವು ಫ್ರೀ ಆಗಿಟ್ಟರು ಒಬ್ರು ಬರುದಿಲ್ಲ ಅದಕ್ಕೆ, ಯಾಕಂದ್ರೆ ಅವ್ರಿಗೆ ಹೆದರಿಕೆ, ಇವಾಗ ನಮ್ಗೆ ಈ ಕಾಯಿಲೆ ಅಂತ ಹೆಸರಾಕ್ಬಿಟ್ರೆ ನಮ್ಮನ್ನ ಆಮೇಲೆ ಮೂಲೆಯಲ್ಲಿ ಕೂರಿಸ್ಬಿಡ್ತಾರೆ ಮನೆಯವರು ಅಂತ. ಅರಿವು ಮೂಡಿಸಿ ನಾವು ಹೇಳೋದು, ನಾವ್ ಎಲ್ಲರೂ ಹೋಗೋಣ ಚೆಕಪ್ ಗೆ, ನಮ್ಗೆ ಅದ್ರಲ್ಲಿ ಸಾಮಾನ್ಯ ಮರವು ಇರ್ಬೋದು, ಮರವು ರೋಗದವರು ಇರ್ಬೋದು, ಎಲ್ಲರೂ ಹೋಗಿ ಬಿಪಿ ಶುಗರ್ ತರ ಮರವು ಇದೆಯಾ ಇಲ್ವಾ ಅಂತ ಚೆಕಪ್ ಮಾಡಿಸ್ಕೊಂಡ್ರೆ ಅದರಿಂದ ಯಾರಿಗೂ ಏನು ತೊಂದರೆ ಆಗಲ್ಲ. ಸೊ ಎಲ್ಲರೂ ಬರ್ತಾರೆ, ಮತ್ತೆ ನಾವು ಆ ರಿಪೋರ್ಟ್ ಅನ್ನ ಅನೌನ್ಸ್ ಮಾಡಿ ಎಲ್ಲ ಹೇಳುದಿಲ್ಲ, ಎಲ್ಲ ಕಂಡುಕೊಂಡವ್ರಿಗೆಲ್ಲ ಹೇಳುದಿಲ್ಲ. ನಾವು ಫಸ್ಟ್ ಒಂದು ಸ್ಕ್ರೀನಿಂಗ್ ಟೆಸ್ಟ್ ಅಂತ ಮಾಡ್ತೀವಿ, ಅದರಲ್ಲಿ ಏನಾದ್ರೂ ಏರುಪೇರು ಕಂಡ್ರೆ ನೆಕ್ಸ್ಟಿನ ಹಂತದ ಎರಡನೇ ಹಂತದ ಟೆಸ್ಟ್ ಮಾಡ್ತೇವೆ. ಅದರಲ್ಲೂ ಏರುಪೇರು ಕಂಡ್ರೆ 6 ಗಂಟೆಗಳ ಕಾಲ ಮಾಡುವಂತ ಟೆಸ್ಟ್ ಗಳು ಇದೆ. ಅದರಲ್ಲೂ ಅವರು ಎಲ್ಲ ಫೇಲ್ ಆದ್ರೆ ಅದು ಮಲ್ಟಿಪಲ್ ಏರಿಯಾಸ್ ಅಲ್ಲಿ ಫೇಲ್, ಖಾಲಿ ನೆನಪಷ್ಟೇ ಅಲ್ಲದೆ ಬೇರೆ ಬೇರೆ ಇದರಲ್ಲಿ ಬುದ್ಧಿಶಕ್ತಿಯ ಪರೀಕ್ಷೆಯಲ್ಲಿ ಫೇಲ್ ಆದ್ರೆ ನಾವು ಇವರಿಗೆ ಮರವು ರೋಗ ಖಚಿತ ಅಂತೀವಿ. ಅದರಲ್ಲಿ ಆಲ್ಝೈಮರ್ಸ್ ಅಂತ ಹೇಳಲಿಕ್ಕೆ ಅದು ಬ್ರೈನ್ ನಲ್ಲಿ ಒಂದು ಅಮೈಲಾಯ್ಡ್ ಅಂತ ಒಂದು ಪ್ರೋಟೀನ್ ಡೆಪಾಸಿಟ್ ಆಗುತ್ತೆ, ಅದು ಎಲ್ಲರಿಗೂ ಆಗುತ್ತೆ, ಆದ್ರೆ ನಮ್ಗೆ ಹಾಗೆ ಅದು ಕ್ಲಿಯರ್ ಆಗುತ್ತೆ ಸರ್ಕ್ಯುಲೇಷನ್, ರೋಗ ಇದ್ದವ್ರಿಗೆ ಅದು ಬ್ರೈನ್ ಅಲ್ಲಿ ಹಾಗೆ ಉಳ್ಕೊಂಡ್ಬಿಡುತ್ತೆ. ಮತ್ತೆ ನರ ಕಣಗಳಲ್ಲಿ ಒಂದು ಟಾಪ್ ಪ್ರೋಟೀನ್ ಅಂತ ಬರುತ್ತೆ, ಸೊ ಅದನ್ನ ಪರೀಕ್ಷೆ ಮಾಡಬಹುದು. ಈಗ ಆ ಬ್ರೈನ್ ಅಲ್ಲಿ ಅಮೈಲಾಯ್ಡ್ ಇದೆಯಾ ಇಲ್ವಾ ಅಂತ ನೋಡಕ್ಕೆ ಒಂದು ಪೆಟ್ ಸ್ಕ್ಯಾನ್ ಅಂತ ಇದೆ, ಅದರಲ್ಲಿ ಕಾಣಿಸುತ್ತೆ. ಹಾಗೆ ಎಷ್ಟಿದೆ ಅಂತ ಕಾಣಿಸುತ್ತೆ. ಬೆನ್ನಿನ ನೀರ್ ಪರೀಕ್ಷೆ ಮಾಡಿದ್ರೆ ಟಾಪ್ ಪ್ರೋಟೀನ್ ಎಷ್ಟಿದೆ ಅಂತ
1: ಗೊತ್ತಾಗ್ತದೆ.
0: ಇದೆರಡರಿಂದ ನಾವು ಆಲ್ಝೈಮರ್ಸ್ ಕಾಯಿಲೆ ಅಂತ ಹೇಳ್ಬಹುದು. ಆದ್ರೆ ಯಾವುದೇ ಮರುವ ರೋಗ ಆದ್ರೂ ಒಂದೇ, ಅದಕ್ಕೆ ಚಿಕಿತ್ಸೆ ಒಂದೇ. ಆದ್ರಿಂದ ನಾವು ಈ ಹೆಚ್ಚಿನ ಪರೀಕ್ಷೆಗಳನ್ನು ಮಾಡಲ್ಲ, ಮರುವ ರೋಗ ಅಂತ ಖಚಿತಪಡಿಸ್ಕೊಂಡು ಆಮೇಲೆ ಚಿಕಿತ್ಸೆ ಸ್ಟಾರ್ಟ್ ಮಾಡ್ತೀವಿ.
1: ಯಾಕೆ ಈ ರೋಗ ಬರುತ್ತೆ ಡಾಕ್ಟರ್?

0: ಯಾಕಂದ್ರೆ ಇಷ್ಟೊಂದು ಬದಲಾವಣೆಗಳು ನಮ್ಮ ವ್ಯಕ್ತಿತ್ವದಲ್ಲಾಗುತ್ತೆ, ನಮ್ಮ ಮಾನಸಿಕ ಚಟುವಟಿಕೆಗಳಲ್ಲಿ ಇವೆಲ್ಲದರೂ ಇಷ್ಟೊಂದು ಬದಲಾವಣೆ ಯಾಕೆ? ಇದು ಅನುವಂಶವಾಗಿ ಬರುವಂತದ ಅಥವಾ ಏನಾದರೂ ಪರಿಸರದಲ್ಲೇ ಏನಾದರೂ ಕಾರಣಗಳು ಇದೆಯಾ ಇದಕ್ಕೆ?
1: ಏಜ್ ಇಸ್ ದ ಬಿಗ್ಗೆಸ್ಟ್ ರಿಸ್ಕ್ ಫ್ಯಾಕ್ಟರ್, ಅಂದ್ರೆ ವಯಸ್ಸಾಗೋದ್ರಿಂದ ಬರುದು, ಆದ್ರೆ ಅನುವಂಶಿಕವಾಗಿನೂ ಬರುತ್ತೆ. ಅದು ಹೆಚ್ಚಾಗಿ ಒಂದು ಚಿಕ್ಕವರಿಗೆ ಬರುವಂತ ಡಿಮೆನ್ಷಿಯಾ, 60 ಚಿಕ್ಕವ್ರಿಗೂ ಬರುವಂತದ್ದು, ಅದು ಅನುವಂಶಿಕವಾಗಿಯೇ ಬರುವಂತದ್ದು. ಆದ್ರೆ ಲೇಟ್ ಆಗಿ ಬರುವುದು ಅಷ್ಟೊಂದು ಈಗ ಒಬ್ರಿಗಿದ್ರೆ ಇನ್ನೊಬ್ರಿಗೆ ಬರ್ಬೇಕು ಅಂತ ಏನಿಲ್ಲ. ನಾವು ಹೇಳುದಾದ್ರೆ ಇದು ಬರುತ್ತಾ ಇಲ್ವಾ ಅಂತ ನಿರ್ಧಾರ ನಾವು ಹುಟ್ಟುವ ಮೊದ್ಲೇನೂ ಆಗಕ್ ಸಾಧ್ಯ. ನಮ್ಮ ಬ್ರೈನ್ ಡೆವಲಪ್ಮೆಂಟ್ ಹೇಗಾಗುತ್ತೆ, ನಾವು ತಾಯಿಯ ಗರ್ಭದಲ್ಲಿದ್ದಾಗಲೇ ನಮ್ದು ಮೆದುಳಿನ
0: ಬೆಳವಣಿಗೆ
1: ಆಗ್ತಾ ಇರತ್ತೆ. ಅವಾಗ ತಾಯಿಗೆ ಆಹಾರ ಸಿಗದೆ ಇದ್ರೆ, ಮಗುವಿಗೆ ಆಹಾರ ಸಿಗದೆ ಇದ್ರೆ ಬ್ರೈನು ಚಿಕ್ಕದಾಗತ್ತೆ. ಮಗು ಹುಟ್ಟಿದ್ಮೇಲೆ ಅದಕ್ಕೆ ಅದರ ಮಿದುಳನ್ನ ಡೆವಲಪ್ ಆಗ್ಲಿಕ್ಕೆ ಆಪರ್ಚುನಿಟಿ ಸಿಗದೆ ಇದ್ರೆ, ಅಂದ್ರೆ ವಿದ್ಯಾಭ್ಯಾಸ ಸಿಗದೆ ಇದ್ರೆ, ಈವನ್ ಆಹಾರ ಸಿಗದೆ ಇದ್ರೆ, ಆಗ ಕೂಡ ಹಾಗೆ ಆಗುತ್ತೆ. ಸೊ ಈಗ ಎಲ್ಲ ಹೆಚ್ಚಿನ ತಾಯಿಯಂದ್ರು ತಮ್ಮ ಮಕ್ಕಳು ಹುಷಾರಾಗಬೇಕು ಅಂತ ಚಿಕ್ಕ ಮಗುನ ಅದಕ್ಕೆ ಇದಕ್ಕೆ ಇದಕ್ಕೆ ಅಂತೆಲ್ಲ ಕಳಿಸ್ತಾರೆ. ಏ ನಾವು ಹಿರಿಯರೆಲ್ಲ ಹೇಳ್ತೀವಿ, ಯಾಕೆ ಆ ಮಗುನ ಅಷ್ಟೊಂದು ದಂಡಿಸ್ತಿ, ಮನೇಲೇ ಇಟ್ಕೊಂಡು ಆಟ ಆಡ್ಲಿ ಅಂತ. ಇಲ್ಲ, ಆ ವಯಸ್ಸಿಗೆ ಮಗುಗೆ ಎಷ್ಟು ನಾವು ವಿದ್ಯೆಗಳನ್ನ ಕಲ್ಸಕ್ ಸಾಧ್ಯನೋ ಕಲ್ಸ್ಬಿಡ್ಬೇಕು. ಅವಾಗ ಬ್ರೈನ್ ಚೆನ್ನಾಗಿ ಡೆವಲಪ್ ಆಗತ್ತೆ. ಒಂದ್ಸತಿ ಅದು ಬ್ರೈನ್ ಡೆವಲಪ್ ಆದ್ರೆ ಅದು ಮತ್ತೆ ಕಾಯಿಲೆ ಬಂದ್ರು ಅದು
0: ತಡ್ಕೊಳ್ಳುತ್ತೆ.
1: ಸೊ ಅದು ತುಂಬಾ ಮುಖ್ಯ. ಮಧ್ಯ ವಯಸ್ಸಲ್ಲಿ ನಮ್ಮ ಬ್ರೈನ್ ಗೆ ಬೇಕಾಗಿರೋದು ಕಾಯಿಲೆಯಿಂದ ಮುಕ್ತವಾಗಿರ್ಬೇಕು. ಈಗ ಬಿ ಪಿ ಇಲ್ಲದಿದ್ರೆ, ಮಧ್ಯ ವಯಸ್ಸಲ್ಲಿ ನಮ್ದು ಕಿವಿದು ಕೇಳುವುದು ಚೆನ್ನಾಗಿದ್ರೆ, ಆಮೇಲೆ ಒಬೆಸಿಟಿ ಇಲ್ಲದಿದ್ರೆ, ಅವಾಗ ನಮ್ಮ ಬ್ರೈನ್ ಚೆನ್ನಾಗಿರುತ್ತೆ. ಇದು ಮೂರು ಇದ್ರೆ ಮಧ್ಯ ವಯಸ್ಸಲ್ಲಿ ಅವಾಗ ಬ್ರೈನ್ ಡಿಜನರೇಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಬೇಗ ಶ್ರಿಂಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನು 60 ಮೇಲೆ ತಗೊಂಡ್ರೆ ತುಂಬಾ ಮಾನಸಿಕ ಖಿನ್ನತೆಗೆ ಒಳಗಾದ ಹಿರಿಯರು, ಆಮೇಲೆ ಯಾರ ಸಂಪರ್ಕವಿಲ್ಲದೆ ಒಂಟಿಯಾಗಿರುವ ಹಿರಿಯರು, ಆಮೇಲೆ ಎಕ್ಸಸೈಸ್ ಇಲ್ಲ ಏನಿಲ್ಲ ಮನೇಲೆ ಕೂತಿರುವಂತವ್ರು, ಅಂತವ್ರಿಗೆ ಇದು ಜಾಸ್ತಿ ಬರುತ್ತೆ. ಸೊ ಇದು ಮೂರು ನಾವು ಓವರ್ಕಮ್ ಮಾಡ್ಬೇಕಾದ್ರೆ ನಮ್ಮ ಹಿರಿಯರು ಹೊರಗಡೆ ಹೋಗ್ಬೇಕು, ಅವ್ರಿಗೆ ಫ್ರೆಂಡ್ಸ್ ಇದ್ರೆ ಅವ್ರನ್ನ ಹುಡುಕೊಂಡು ಹೋಗ್ಬೇಕು, ಇಲ್ಲ ಹೊಸ ಫ್ರೆಂಡ್ಸ್ ನ ಮಾಡ್ಕೋಬೇಕು, ಖಿನ್ನತೆಯಿಂದ ಮುಕ್ತರಾಗಬೇಕು. ಈಗ ಮನೆಯಲ್ಲಿ ವಾತಾವರಣ ದಲ್ಲಿ ಒಂಥರ ಖಿನ್ನತೆ ಬರೋ ಚಾನ್ಸಸ್ ತುಂಬಾ ಜಾಸ್ತಿ. ಯಾಕಂದ್ರೆ ಈಗ ಚಿಕ್ಕ ಮಕ್ಕಳು ಅವ್ರದೇ ಮೊಬೈಲ್ ಲೋಕದಲ್ಲಿ ಇರ್ತಾರೆ, ಅವ್ರದೇ ಲೋಕ ಬೇರೆ, ಆ ಮಧ್ಯ ವಯಸ್ಸು ಅವ್ರದೇ ಲೋಕ ಬೇರೆ ಇರುತ್ತೆ, ಅವ್ರಿಗೆ ಆದ ಸ್ಟ್ರೆಸ್ಗಳು. ಆ ಟೀನೇಜ್ ಮಕ್ಕಳನ್ನ ಮ್ಯಾನೇಜ್ ಮಾಡ್ಬೇಕು, ಗಂಡನ್ ನೋಡ್ಕೊಳ್ಬೇಕು ಅಥವಾ ಗಂಡಂಗೆ ಹೆಂಡತಿ ನೋಡ್ಕೊಳ್ಬೇಕು, ಆತರ ಅವ್ರು ಬಿಸಿ ಇರ್ತಾರೆ. ಸೊ ಹಿರಿಯರ ಹತ್ರ ಮಾತಾಡೋರು ಕಮ್ಮಿ, ಮಾತಾಡಿದ್ರು ಅದು ಹೇಗಿದ್ದೀರಿ ಅಂತ ಒಂದು ಕೇಳ್ತಾರೆ ಅಷ್ಟೇ, ಆಮೇಲೆ ಅವ್ರವ್ರ ಕೆಲಸದಲ್ಲಿ ಇರ್ತಾರೆ. ಸೊ ಅದರಿಂದ ಹಿರಿಯರು ಅವರ ಲೈಫ್ಗೆ ಅವರು ಫ್ರೆಂಡ್ಸ್ ಮಾಡ್ಕೋಬೇಕು, ಅಕ್ಕಪಕ್ಕ ಇದ್ದವರನ್ನೇ ಫ್ರೆಂಡ್ಸ್ ಮಾಡ್ಕೊಳ್ಬಹುದು, ಅಥವಾ ನಡೆದಾಡ್ಲಿಕ್ಕೆ ಆಗೋರು ಈಗ ಸೀನಿಯರ್ ಸಿಟಿಸನ್ ಕ್ಲಬ್ ಗಿಬ್ ಅಂತದ್ ಸೇರ್ಕೊಂಡ್ರೆ ಅವಾಗ ಅವ್ರಿಗೆ ಅಲ್ಲೇ ಸೋಷಿಯಲ್ ಲೈಫ್ ಸಿಗುತ್ತೆ, ಡಿಪ್ರೆಷನ್ ಇರೋದಿಲ್ಲ. ಎಕ್ಸಸೈಸ್ ಮಾಡುವಂತ ಸೆಂಟರ್ಗಳು ಮಂಗಳೂರಲ್ಲಿ ಇವಾಗ ಹಲವಿದೆ.
0: ಆದಷ್ಟು ಹೊರಗೆ ಹೋಗ್ಬೇಕು, ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಬೇಕು,
1: ಹಾಬೀಸ್ ಇರಬೇಕು, ಆಮೇಲೆ ಸ್ಮೋಕಿಂಗ್ ಮಾಡ್ಕೊಡುದು, ಆಮೇಲೆ ಡಯಾಬಿಟಿಸ್ ಬಿ ಪಿ ಬಂದ್ರು ಅದನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಬೇಕು. 2050 ಆಗುವಾಗ ಈ ಅಲ್ಝೈಮರ್ಸ್ ಮತ್ತು ಬೇರೆ ಡಿಮೆನ್ಷಿಯಾಗಳು 3 ಹೆಚ್ಚಾಗುತ್ತೆ. ನಾವೀಗ ಪ್ರಪಂಚದಲ್ಲಿ 45 million ರೋಗಿಗಳಿದ್ದಾರೆ ಬರೋ ರೋಗದವರು, ಅದರಲ್ಲಿ 1/3 ಅಲ್ಝೈಮರ್ಸ್, ಅರ್ಧ ಅಲ್ಝೈಮರ್ಸ್ ಇರಬಹುದು. ಆದ್ರೆ ಅದು ವೃದ್ಧಿ ಆಗ್ತಾ ಆಗ್ತಾ ನಮ್ಗೆ 2050 ಆಗುವಾಗ ಅದು 3 135 million ಆಗತ್ತೆ. ಈಗ ಭಾರತ ದೇಶ ತಗೊಂಡ್ರೆ ನಾವೀಗ 4.5 ಅಥವಾ 4.1 ಇದ್ದೀವಿ, ಅದು 13 ಆಗೋಗುತ್ತೆ. ಸೊ ಅದನ್ನ ತಡೆಗಟ್ಟಲಿಕ್ಕೆ ನಾವೀಗ ರಿಸ್ಕ್ ಫ್ಯಾಕ್ಟರ್ಸ್ ನ ನಿಯಂತ್ರಣ ಮಾಡ್ಕೊಳ್ಬೇಕು. ಅಂದ್ರೆ ಕಿವಿ ಕೇಳದೆ ಇದ್ರು ಹಿಯರಿಂಗ್ ಏಡ್ ಯಾಕೆ ನಂಗೆ ನಾಚಿಕೆ ಆಗುತ್ತೆ ಆತರ ಅನ್ಕೊಳ್ಬಾರ್ದು. ನಾವು ಚಿಕ್ಕ ವಯಸ್ಸಲ್ಲೇ ನಮ್ಗೆ ಕಿವಿ ಸ್ವಲ್ಪ ಕೇಳದೆ ಇದ್ರು ಅದು ಹಿಯರಿಂಗ್ ಏಡ್ ಹಾಕೊಂಡ್ರೆ ಅಷ್ಟು ಉಳಿಯತ್ತೆ, ಇವಾಗ ಎಷ್ಟು ಆ ಹಿಯರಿಂಗ್ ಇರುತ್ತೆ ಅದು ಉಳಿಸ್ಕೊಳ್ಬಹುದು ನಾವು.
0: ಈಗ ಇದಕ್ಕೆ ಔಷಧ ಏನಿಲ್ವಾ ಇದನ್ನ ಒಂದು ಈಗ ಪ್ರಾರಂಭಿಕ ಹಂತದಲ್ಲಾದ್ರೂ?
1: ಪ್ರಾರಂಭಿಕ ಮತ್ತು ಮಧ್ಯ ಹಂತ, ಇವನ್ ಕೊನೆ ಹಂತದಲ್ಲೂ ಔಷಧಗಳಿದೆ. ಈಗ ನಮ್ಗೆ ಗೊತ್ತಿದ್ದಾಗೆ 2-3 ತರದ ಔಷಧಗಳು ಲಭ್ಯ ಇದೆ. ಸೊ ನಾವು ಅದು ಬೇರೆ ಬೇರೆ ಔಷಧಗಳನ್ನ ಕಾಂಬಿನೇಷನ್ ಅಲ್ಲಿ ಕೊಡ್ತೀವಿ. ಫಸ್ಟ್ ಅದು ಪ್ರಥಮ ಹಂತದಲ್ಲಿ ಒಂದು ಔಷಧ ಶುರು ಮಾಡ್ತೀವಿ, ಮಧ್ಯಮ ಹಂತದಲ್ಲಿ 2 ಔಷಧ ಕೊಡ್ತೀವಿ, ಹಾಗೆ 3 ಹಂತದಲ್ಲಿ 3 ತರ ಔಷಧ ಕೊಡೋದು ಇದೆ. ಅದನ್ನ ತಗೊಂಡ್ರೆ ನಾವು ನೋಡಿದ ಹಾಗೆ ಪ್ರಥಮ ಮತ್ತೆ ಮಧ್ಯ ಹಂತದಲ್ಲಿ ಕೊಟ್ರೆ ಚೆನ್ನಾಗಿ ನಾವು ಇಂಪ್ರೂವ್ಮೆಂಟ್ ಕಾಣ್ತೀವಿ, ಇದ್ದ ಕಂಡೀಷನ್ ಕಿಂತ ಅವ್ರು ಇಂಪ್ರೂವ್ ಆಗಿದ್ ಕಾಣಿಸುತ್ತೆ ನಮ್ಗೆ, ಅಂದ್ರೆ ಅದು ರಿವರ್ಸ್ ಆಗ್ಲಿಕ್ಕೂ ಚಾನ್ಸಸ್ ಇದೆ. ಕಂಪ್ಲೀಟ್ ನಾರ್ಮಲ್ ಆಗದೆ ಇದ್ರು ಅವರು ತಕ್ಕ ಮಟ್ಟಿಗೆ ಚೆನ್ನಾಗಿ ಇರ್ಬೋದು. ಲೇಟ್ ಆಗಿ ಎಲ್ಲ ಆಗಿ ಅವರೊಂದು ಅದೇ ನಾನು ಹೇಳ್ದಾಗೆ ಅವ್ರದ್ದು 80 ಹಿಂದಿನ ಲೈಫ್ಗೆ ಹೋಗ್ಬಿಟ್ರೆ, ಮಗು ತರ ಆಗಿ ಮಲ್ಕೊಂಡಿದ್ಮೇಲೆ ಅವಾಗ ಔಷಧ ಹಾಕಿನೂ ಅಷ್ಟೊಂದು ಪ್ರಯೋಜನ ಆಗಲ್ಲ. ಯಾಕಂದ್ರೆ ಅವಾಗ ಎಷ್ಟು ಒಂದು 10% ಬ್ರೇನ್ ಕೂಡ ಉಳಿದಿರಲ್ಲ. ಅವಾಗ ಬರೀ ನರ್ಸಿಂಗ್ ಕೇರ್ ಅಂತ ಅಷ್ಟೇ ನಾವು ಕೊಡುದು. ಅವ್ರನ್ನ ಆರೈಕೆ ಮಾಡಿ ಅವ್ರಿಗೆ ಹೇಗೆ ಫೀಡ್ ಮಾಡುದು, ಬೆಡ್ ಸೋರ್ ಆಗದಾಗ ಹೇಗೆ ನೋಡ್ಕೊಳ್ಳೋದು, ಅಷ್ಟೇ ನಮ್ಗೆ ಅವಾಗ.
0: ಮತ್ತೀಗ ಪ್ರಾರಂಭಿಕ ಹಂತದಲ್ಲಿ ಅದನ್ನ ಗುರುತಿಸಿ ನಾವೇನಾದ್ರೂ ಬಹಳಷ್ಟು ಅವರನ್ನ ನೋಡ್ಕೊಂಡ್ರೆ, ಅಂದ್ರೆ ಅವ್ರನ್ನ ಹೊರಗೆ ಕಳಿಸೋದು, ಅವರ ಸ್ನೇಹಿತರ ಜೊತೆ ಅವ್ರನ್ನ ಬಿಟ್ಟು ಬಿಡೋದು, ಮತ್ತೆ ಅವ್ರಿಗೆ ಯಾವುದೇ ಖಿನ್ನತೆ ಬರದೇ ಇರೋ ಹಾಗೆ ಪ್ರೀತಿಯಿಂದ ಮನೆಯಲ್ಲಿ ನೋಡ್ಕೊಳ್ಳೋದು, ಮತ್ತೆ ಓದಿಸೋದು, ಮತ್ತೆ ಲೆಕ್ಕ ಮಾಡುವಂತ ಕೆಲವು ಲೆಕ್ಕದ ಗಣಿತದ ಯಾವ್ದಾದ್ರು ಒಂದು ಪ್ರಾಬ್ಲಮ್ಸ್ ಕೊಡೋದು ಅವರಿಗೆ, ಇಂಥದೆಲ್ಲ ಮಾಡ್ತಾ ಇದ್ರೆ ಅದನ್ನ ನಿಯಂತ್ರಣದಲ್ಲಿ ಇಡಬಹುದು.
1: ಹೌದು, ಅವರಿಗೆ ಬ್ರೈನ್ ಸ್ಟಿಮ್ಯುಲೇಟ್ ಆಗುವಂತ ಆಕ್ಟಿವಿಟೀಸ್, ಆಮೇಲೆ ಹೊರಗಡೆ ಹೋಗುವಂತ ಮುಚ್ಚಿಡಬಾರ್ದು ಅವ್ರನ್ನ ಮನೆಯೊಳಗೆ. ಮುಚ್ಚಿಟ್ಟ ತಕ್ಷಣ ಅವ್ರದ್ದು ಖಿನ್ನತೆ ಎಲ್ಲ ಕಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಅವ್ರಿಗೆ ಭಯ ಕಾಡುತ್ತೆ, ಅಂದ್ರೆ ಅವ್ರನ್ನೆಲ್ಲ ಒಂಥರ ಅರೆಸ್ಟ್ ಮಾಡ್ದಾಗೆ ಅನ್ಸುತ್ತೆ ಅವರಿಗೆ. ಹೊರಗೆ ಕರ್ಕೊಂಡು ಬರ್ಬೇಕು, ಆಮೇಲೆ ಅವ್ರನ್ನ ಆಕ್ಟಿವ್ ಆಗಿರ್ಬೇಕು. ಈಗ ಅವ್ರ ಕೆಲವು ಪಾರ್ಟ್ ಆಫ್ ದ ಬ್ರೈನ್ ಚೆನ್ನಾಗಿರುತ್ತೆ, ಕೆಲವ್ರಿಗೆ ಲೆಕ್ಕ ಚೆನ್ನಾಗಿ ಉಳ್ದಿರುತ್ತೆ, ಅವ್ರಿಗೆ ಲೆಕ್ಕವನ್ನೇ ಜಾಸ್ತಿ ಕೊಡಿ, ಖುಷಿ ಆಗತ್ತೆ ಅಂದ್ರೆ ಕಾಂಪ್ಲೆಕ್ಸ್ ಲೆಕ್ಕಗಳನ್ನ ಹಂಗ ಮಾಡಕ್ ಬರುತ್ತೆ ಅಂತ. ಅವಾಗ ಉಳ್ದ ಪಾರ್ಟ್ ಆಫ್ ದ ಬ್ರೈನ್ ಬೇರೆ ಮಿದುಳಿನ ಭಾಗಗಳು ಕೂಡ ಚುರುಕಾಗತ್ತೆ. ಈಗ ಕೆಲವ್ರದ್ದು ಹಾಡುವ ಬ್ರೈನ್ ಚೆನ್ನಾಗಿರುತ್ತೆ, ಅವ್ರು ಹಾಡ್ತಾರೆ, ಇನ್ನು ಜಾಸ್ತಿ ಜಾಸ್ತಿ ಹಾಡ್ಸಿ ಅವ್ರನ್ನ. ಕೆಲವ್ರಿಗೆ ಲ್ಯಾಂಗ್ವೇಜ್ ವರ್ಡ್ಸ್ ಚೆನ್ನಾಗಿರುತ್ತೆ, ಅವ್ರಿಗೆ ಇದೆಲ್ಲ ಪದಬಂಧಗಳನ್ನೆಲ್ಲ ಕೊಡಿ, ಅದನ್ನು ಜಾಸ್ತಿ ಮಾಡ್ತಾ ಮಾಡ್ತಾ ಅವ್ರಿಗೆ ಇನ್ನು ಆಕ್ಟಿವ್ ಆಗಿರ್ತಾರೆ ಅವರು. ಸೊ ಅದು ಯಾವ ಪಾರ್ಟ್ ಉಳಿದೈತಿ ಅದನ್ನ ನಾವು ಮತ್ತೆ ವೃದ್ಧಿ ಮಾಡಿದ್ರೆ, ಬ್ರೈನ್ ಆ ಸೆಲ್ಸ್ ಆದ್ರೂ ಬೆಳೆದ್ರೆ ಆ ಸೆಲ್ಸ್ ಬೇರೆ ಕೆಲಸಗಳನ್ನು ಮಾಡಬಹುದು ಮುಂದೆ. ಸೊ ಅದರಿಂದ ಆಕ್ಟಿವಿಟೀಸ್ ಕೊಡೋದು ಮುಖ್ಯ.
0: ಮತ್ತೆ ಈಗ ಹೇಳ್ತಾರೆ, ಈಗ ಚಿಕ್ಕ ವಯಸ್ಸಿನಲ್ಲಿ ಏನಾದ್ರೂ ಮಿದುಳಿಗೆ ಸಂಬಂಧಪಟ್ಟ ಕಾಯಿಲೆ ಅಥವಾ ಏನಾದ್ರೂ ಒಂದು ಆಕ್ಸಿಡೆಂಟ್, ತಲೆಗೆ ಏನಾದ್ರೂ ಏಟು ಬಿದ್ದಿರುತ್ತೆ ಅಥವಾ ಯಾವ್ದಾದ್ರು ವಿಷಕಾರಿ ವಸ್ತುಗೆ ಅದರ ಸಂಪರ್ಕಕ್ಕೆ ಬಂದಿದ್ರೆ, ಈ ಇಂಡಸ್ಟ್ರಿಯಲ್ ವೇಸ್ಟ್ ಅಂತದಕ್ಕೆಲ್ಲ, ಆಗ ಈ ಅಲ್ಝೈಮರ್ಸ್ ಬರೋ ಸಂಭವ ಹೆಚ್ಚು ಅಂತ ಹೇಳ್ತಾರೆ.
1: ಈಗ ಬ್ರೈನ್ಗೆ ಪೆಟ್ಟಾಗಿದ್ರೆ ಫ್ರಾಂಟಲ್ ಲೋಬ್ ಅಂತ ಹೇಳ್ತೇವೆ ನಾವು, ಅದೇ ನಾವು ಆಲೋಚನೆ ಮಾಡುವ ಮುಖ್ಯ ಲೋಬ್, ಅದಕ್ಕೆ ಪೆಟ್ಟಾಗಿದ್ರೆ ಆಲೋಚನಾ ಶಕ್ತಿ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಅಂತವ್ರಿಗೆ ಅಲ್ಝೈಮರ್ಸ್ ಬಂದ್ರೆ ಅದ್ರ ಡಿಫೆಕ್ಟ್ ಇನ್ನು ಡಬಲ್ ಆಗೋಗುತ್ತೆ. ಅದು ಮೊದಲೇ ಅದು ಇದೆ, ಅದ್ರ ಮೇಲೆ ಅಲ್ಝೈಮರ್ಸ್ ಅಂದ್ರೆ ಜಾಸ್ತಿ ಆಗುತ್ತೆ. ಅದರಿಂದ ಡಿಮೆನ್ಷಿಯಾ ಅಂದ್ರೆ ಬರೋ ರೋಗ ಅಂತೂ ಖಂಡಿತ ಬರುತ್ತೆ, ಈಗ ಹೆಡ್ ಇಂಜುರಿ ಆದವ್ರು. ಹಾಗೆ ನಮ್ಮ ಎನ್ವೈರನ್ಮೆಂಟ್ ಅಲ್ಲಿ ಇರುವ ಟಾಕ್ಸಿಕ್ ಸಬ್ಸ್ಟೆನ್ಸ್ ಫ್ಲೋರೋಸಿಸ್ ಅಂತ ಕೇಳಿರ್ಬೋದು ನೀವು, ಫ್ಲೋರೈಡ್ ಎನ್ವೈರನ್ಮೆಂಟ್ ಅಲ್ಲಿ ಹೆಚ್ಚಾಗಿರೋದು, ಅದು ಕೂಡ ಹೋಗಿ ಬ್ರೈನ್ ಅಲ್ಲಿ ಅದು ಅಮೈಲಾಯ್ಡ್ ಅನ್ನ ಹೆಚ್ಚಾಗಿ ಅಲ್ಲೇ ನಿಲ್ಸ್ಬಿಡುತ್ತೆ, ಅದು ಅಮೈಲಾಯ್ಡ್ ಸರ್ಕ್ಯುಲೇಷನ್ ಆಗೋದಿಲ್ಲ. ಸೊ ಅದು ಟಾಕ್ಸಿನ್ಸ್ ಕೂಡ ಇದನ್ನ ಜಾಸ್ತಿ ಮಾಡುತ್ತೆ.
0: ನಾವು ಯಾವ ರೀತಿ ಈ ಅಲ್ಝೈಮರ್ಸ್ ಕಾಯಿಲೆ ಇರೋರನ್ನ ನೋಡ್ಕೊಳ್ಬೇಕು, ಇದು ಒಂದು ರೀತಿ ಕಷ್ಟದ ಕೆಲಸ. ಮನೆಯವರು ಎಷ್ಟೇ ಪ್ರೀತಿಯಿಂದ ನೋಡಿದ್ರು ಎಲ್ಲೋ ಒಂದು ಕೊರತೆ ಕಾಣಬಹುದು. ಯಾವ್ದ್ರ ಕಡೆ ಅವರು ಹೆಚ್ಚು ಗಮನ ಕೊಡ್ಬೇಕು ಅಂತ ಹೇಳ್ತಾರೆ?
1: ಪ್ರೀತಿ ಅಂತೂ ತುಂಬಾ ಮುಖ್ಯ. ಅವ್ರಿಗೀಗ ಆ ಪ್ರೀತಿ ಕೊಡೋರನ್ನ ಹುಡುಕ್ತಿರ್ತಾರೆ ಅವರು. ಇವಾಗ ಅವ್ರು ಯಾರು ಅಂತ ಗೊತ್ತಿರಲ್ಲ ಅವ್ರಿಗೆ, ಆದ್ರೆ ಅವ್ರನ್ನ ಹುಡುಕ್ತಿರ್ತಾರೆ. ಈಗ ನಾವೇ ನೋಡಿದ ಹಾಗೆ ಅದು ಮಗ ಆಗಿರ್ಬೋದು, ಪ್ರೀತಿಯಿಂದ ನೋಡ್ಕೊಳ್ಳೋರು ಅವ್ರನ್ನ ಅಮ್ಮ ಅಂತ ಕರೀತಾರೆ ಅವರು. ಮಗನ್ನ ಅಮ್ಮ ಅಂತ ಕರೀತಾರೆ, ಯಾಕಂದ್ರೆ ಪ್ರೀತಿಯಿಂದ ನೋಡ್ಕೊಳ್ಳೋರು ಅಮ್ಮ ಅಮ್ಮ. ಸೊ ಆತರ ಕರೀತಾರೆ ಅವರು, ಅಂದ್ರೆ ಅವ್ರನ್ನ ಹುಡುಕ್ತಿರ್ತಾರೆ. ಯಾಕಂದ್ರೆ ಅವರ ಮನಸ್ಸಲ್ಲಿ ಅವ್ರಿಗೆ ಮದ್ವೆನೇ ಆಗಿಲ್ಲ ಅಂತ. ಸೊ ಯಾರೋ ಪ್ರೀತಿಯಿಂದ ನೋಡ್ಕೊಳ್ಳೋರು ಅಮ್ಮನೇ ಇರ್ಬೇಕು, ಆತರ ಅಮ್ಮ ಅಂತ ಅವ್ರನ್ನ ಹುಡುಕುತ್ತಾರೆ. ಅವ್ರು ಹೇಳಿದ್ದೆಲ್ಲ ಕೇಳ್ತಾರೆ ಅವ್ರು. ಅವ್ರು ಆ ಪ್ರೀತಿಯಿಂದ ಹೇಳಿದವರನ್ನ ಏನ್ ಹೇಳಿದ್ರು ಅವ್ರು ಆ ಮಾತು ಕೇಳ್ತಾರೆ. ಪ್ರೀತಿಗೆ ಅವರು ತುಂಬಾ ಅಂದ್ರೆ ಸ್ಪಂದಿಸ್ತಾರೆ. ಸೊ ಪ್ರೀತಿ ಮುಖ್ಯ. ಎರಡನೇದಾಗಿ ಅರ್ಥ ಮಾಡ್ಕೊಳ್ಳೋದು ಮುಖ್ಯ. ಪ್ರತಿದಿನದ ಬಿಹೇವಿಯರ್ ಅವರು ಕೆಲವು ಹಿಂದೆ ಕಳೆದಿದ್ದರಿಂದ ಅವ್ರು ಆತರ ಮಾಡ್ತಿರ್ತಾರೆ. ಕೆಲವರು ಅಳ್ತಾ ಇರ್ತಾರೆ, ನಂಗೆ ಈಗ ನನ್ನ ಅಮ್ಮನ ನೆನಪಾಗ್ತಾ ಇದೆ, ನಂಗೆ ಅಮ್ಮ ಬೇಕು. 80-90 ವರ್ಷ ಆಗಿರುತ್ತೆ ಅವರು,
0: ಅಷ್ಟು ಹಿಂದಕ್ಕೆ
1: ಹೋಗಿ ಅಮ್ಮ ಸತ್ತಿದ್ದ ದಿನ ನನಗೆ ನೆನಪಾಗ್ತಾ ಇದೆ ಅಂತಾರೆ. ತುಂಬಾ ಬೇಜಾರು ಅಲ್ಲಿ ಇರ್ತಾರೆ. ಅವಾಗ ಇವ್ರು ಹೋಗಿ ಅಟೆನ್ಷನ್ ಅನ್ನ ಡೈವರ್ಟ್ ಮಾಡ್ಬಿಡ್ಬೇಕು, ಯಾಕಂದ್ರೆ ಅವರು ಅದನ್ನ ನೆನ್ಸ್ಕೊಂಡು ಅಳ್ತಾ ಇದ್ರೆ ಅದು ಅವ್ರ ಆರೋಗ್ಯಕ್ಕೆ ಒಳ್ಳೇದಲ್ಲ. ಕೂಡ್ಲೇ ಏನೋ ತಮಾಷೆದು ತೋರಿಸ್ಬಿಟ್ರೆ ಅವ್ರಿಗೆ ಅದು ಮರ್ತು ಹೋಗುತ್ತೆ. ಸೊ ಆತರ ಡೈವರ್ಟ್ ಮಾಡ್ಲಿಕ್ಕೆ ಗೊತ್ತಿರ್ಬೇಕು. ಅವ್ರ ಸಾಮಾನ ಎಲ್ಲ ಎಲ್ಲೆಲ್ಲೋ ಬಚ್ಚಿಟ್ಟು ಅದು ಕಳೆದೋಯ್ತು, ಕಳ್ಳ ಬಂದು ಕದ್ಕೊಂಡ ಅಂತ ಹೇಳ್ತಾರೆ. ಯಾಕಂದ್ರೆ ಅವ್ರು ಗುರ್ತಿಸದ ಮನುಷ್ಯರು ಕದ್ದಿರ್ಬೇಕು ಅಂದ್ಕೊಳ್ತಾರೆ. ನಾವು ಹೌದು, ಕಳ್ಳ ಬಂದಿದ್ದಾನೆ, ಪೊಲೀಸ್ ಅನ್ನ ಕರೆಯೋಣ, ಎಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತ ಒಂದು ಫೋನ್ ಮಾಡಿದಾಗ ಮಾಡಿದ್ರೆ ಅವರು ಅಲ್ಲಿಗೆ ಶಾಂತ ಆಗ್ತಾರೆ. ಇಲ್ಲಿ ಕಳ್ಳನೂ ಇಲ್ಲ, ಯಾರು ಇಲ್ಲ, ನೀವೇ ಎಲ್ಲೆಲ್ಲೋ ಇಟ್ಟಿದ್ದೀರಿ ಅಂತ ಯಾರಾದ್ರೂ ಬೈದ್ರೆ ಅವ್ರಿಗೆ ಅದು ನಂಬೋದೂ ಇಲ್ಲ, ಅವರು ಅಗ್ರೆಸಿವ್ ಆಗಿ ಹೋಗ್ತಾರೆ. ಸೊ ಆ ರೀತಿ ಅವರ ಐಡಿಯಾದೊಟ್ಟಿಗೆ ನಾವು ಹೋಗ್ಬೇಕು. ಅವ್ರು ಏನೇ ಹೇಳಿದ್ರು ಅದನ್ನ ನಾವು ನಂಬಬೇಕು, ಯಾಕಂದ್ರೆ ಅವರ ಬ್ರೈನಿಗೆ ಅದು ಸತ್ಯ, ಅದು ಅವ್ರಿಗೆ ಕಾಣ್ತಾ ಇದೆ. ಇಮ್ಯಾಜಿನ್, ನಾನೀಗ ನಿಮ್ಮನ್ನ ನೋಡ್ತಾ ಇದ್ದೀನಿ, ಈ ದಿನಕ್ಕೆ ನಾನು ಹೋದ್ರೆ, AIR ಅಲ್ಲಿ ಮಾತಾಡಿದ ದಿನಕ್ಕೆ ನಾನು ಹೋದ್ರೆ, ನನಗೆ ಸತ್ಯ ಅದು. ಈ ಪ್ರಾಯಕ್ಕೆ ನೀವೆಲ್ಲಿ AIR ಹೋಗಿ ಹೋಗ್ತೀರಿ ಅಂತ ಕೇಳಿದ್ರೆ ನಾನು ನಂಬಲ್ಲ ಅದನ್ನ. ಈಗ ನನ್ಗೆ ನೀವು ಕಾಣ್ತಾ ಇದ್ದೀರಿ, ನನ್ಗೆ ಈ ಸ್ಟುಡಿಯೋ ಕಾಣ್ತಾ ಇದೆ ನನ್ನ ಕಣ್ಣಿಗೆ, ಇದು ರೆಕಾರ್ಡ್ ಆಗಿದ್ದೆಲ್ಲ ನಂಗೆ ಮಾತು ಗೀತು ಎಲ್ಲ ಕಾಣ್ತಾ ಇದೆ ಕೇಳ್ತಾ
0: ಇದೆ.
1: ಸೊ ಆಗಿರುವಾಗ ನಾನು ಅದನ್ನೇ ನಂಬೋದು, ಅವರ ಐಡಿಯಾದೊಟ್ಟಿಗೆ ನಾವು ಹೋಗ್ಬೇಕು.
0: ಇಲ್ದಿದ್ರೆ ಅವರು ನಾವು ಹೇಳಿದ್ದನ್ನ ಅವರಿಗೆ ಅರ್ಥ ಮಾಡೋ ಶಕ್ತಿ ಇರೋದಿಲ್ಲ,
1: ಅವರು ಅರ್ಥ ಮಾಡ್ಕೊಳ್ಳಲ್ಲ. ಬೇರೆ ಟೈಮಲ್ಲಿ ಮಾಡ್ಕೊಳ್ಬಹುದು, ಅವ್ರು ಆ ಇದರಿಂದ ಹೊರಗೆ ಬಂದ್ರೆ ಮಾಡ್ಕೊಳ್ಬಹುದು, ಆ ದಿನದಿಂದ ಹೊರಗೆ ಬಂದ್ರೆ ಮಾಡ್ಕೊಳ್ಬಹುದು. ಬಟ್ ಆ ದಿನ ಅವ್ರಿಗೆ ಆ ದಿನ ಆಗಿದ್ದು ಮಾತ್ರ ಅವ್ರಿಗೆ ಕಾಣಿಸೋದು. ಸೊ ಅವ್ರು ಅದನ್ನೇ ನಂಬಿರ್ತಾರೆ, ಅವ್ರ ಬ್ರೈನಲ್ಲೇ ಅದು ಹಸಿ ಹಸಿಯಾಗಿರುತ್ತೆ, ಓ ಇವತ್ತಾಗಿರೋದು ಇದು ಅಂತ.
0: ಅಂದ್ರೆ ಬಹಳ ತಾಳ್ಮೆ ಬೇಕು,
1: ತಾಳ್ಮೆ ಬೇಕು, ತಾಳ್ಮೆ ಬೇಕು. ಅರ್ಥ ಮಾಡ್ಕೊಂಡ್ರೆ ತಾಳ್ಮೆ ಬಂದೇ ಬರುತ್ತೆ. ಅರ್ಥ ಆಗದಿದ್ರೆ ಮಾತ್ರ ಇದೇನಿದೆ ಇವ್ರದ್ದು ವಿಚಿತ್ರ, ದಿನಕ್ಕೊಂದು ತರದ್ದು ಪ್ರಾಬ್ಲಮ್ಸ್ ಅಂತ ಅನ್ಸುತ್ತೆ. ಸೊ ಅವರ ಬಗ್ಗೆ ಆದಷ್ಟು ಮಾಹಿತಿ ತಿಳ್ಕೊಬೇಕು ನಾವು, ಅವ್ರದ್ದು ಹಿಂದಿಂದೆಲ್ಲ ಬಗ್ಗೆ, ಅವರ

0: ಮಾತಾಡ್ತಾವೆ ಮಾತಾಡ್ಸಿದ್ರೆ ಅವ್ರು ಹೇಳ್ತಿರ್ತಾರೆ ಹಿಂದಿಂದೆಲ್ಲ ಕಥೆಗಳನ್ನ ಹೇಳ್ತಿರ್ತಾರೆ, ಆ ಕಥೆಗಳನ್ನ ಕೇಳ್ಬೇಕು ನಾವು, ಅವಾಗ ನಮ್ಗೆ ಒಂದು ಲಿಂಕ್ ಸಿಕ್ಕತ್ತೆ, ಓ ಅದಕ್ಕೋಸ್ಕರ ಇವ್ರು ಹೀಗೆ ಹೇಳ್ತಾ ಇದಾರೆ. ಹಿರಿಯರ ಹತ್ರ ನಾವು ಮಾತಾಡಿದ್ರೆ ಸುಮಾರು ಗೊತ್ತಾಗತ್ತೆ, ಅವ್ರಿಗೆ ಹಿಂದಿಂದು ಎಷ್ಟು ಚೆನ್ನಾಗಿ ನೆನಪಿರುತ್ತೆ ಅಂದ್ರೆ ಅವ್ರು ಕತೆ ತರ ಹೇಳ್ತಾರೆ ಅದನ್ನ
1: ಕಣ್ಣು ಕಟ್ಟುವ ಹಾಗೆ.
0: ಅದು ಇವಾಗ ಮರವರೋಗ ಇಲ್ಲದವ್ರ ಹತ್ರನು ಹಿರಿಯರ ಹತ್ರ ಆತರ ಕತೆಗಳಿರುತ್ತೆ. ಸೊ ನಾವು ಅದನ್ನ ಅವಾಗವಾಗ ಕೇಳ್ತಿರ್ಬೇಕು.
1: ಮತ್ತೆ ಅವರು ಸುಮಾರು ಎಷ್ಟು ಹಿಂದಕ್ಕೆ ಹೋಗಿದ್ದಾರೆ ಅಂತ ಕೂಡ
0: ಗೊತ್ತಾಗುತ್ತೆ ನಮಗೆ. ಅವಾಗ ನಮ್ಗೆ ಅವರ ಬಿಹೇವಿಯರ್ ಅರ್ಥ ಆಗುತ್ತೆ.
1: ಹೌದು, ಅವರ ಆಹಾರ ಯಾವ ರೀತಿ ಇರಬೇಕು ಡಾಕ್ಟರ್?
0: ನಾವು ಹೇಳುವ ಹಾಗೆ ಮೆಡಿಟರೇನಿಯನ್ ಡಯಟ್ ಅಂತ ಹೇಳ್ತೀವಿ, ಅಂದ್ರೆ ಆಹಾರದಲ್ಲಿ ಹಣ್ಣು ಹಂಪಲು ತರಕಾರಿ ನಟ್ಸ್ಗಳು, ಈಗ ಬಾದಾಮಿ ಇರ್ಬೋದು, ಈವನ್ ಗ್ರೌಂಡ್ ನಟ್ ಆಗಲಿ, ನಟ್ಸ್ಗಳು ಚೆನ್ನಾಗಿರ್ಬೇಕು. ಹಾಲು ಚೆನ್ನಾಗಿರ್ಬೇಕು, ಹಾಲು ಅಥವಾ ಹಾಲಿನ ಪ್ರಾಡಕ್ಟ್. ಈಗ ಹಾಲು ಕೆಲವ್ರಿಗೆ ಆಗೋದಿಲ್ಲ, ಮೊಸರು ಅಥವಾ ಚೀಸ್ ಆ ತರದ್ದು ಸಾಕಷ್ಟು ಪ್ರಮಾಣದಲ್ಲಿ ಇರಬೇಕು. ಹಿರಿಯರ ನಾಗರಿಕರಿಗೆ ಒಂದು ಅರ್ಧ ಲೀಟರ್ ಆದ್ರೂ ಹಾಲು ಅಥವಾ ಹಾಲಿನ ಪದಾರ್ಥ ಕೊಡಬೇಕು.
1: ಪ್ರೋಟೀನ್ ಕ್ಯಾಲ್ಸಿಯಂ ಚೆನ್ನಾಗಿರ್ಬೇಕು. ಈ ಕಾಯಿಲೆನ ನಾವು ಎಷ್ಟೇ ನಿಯಂತ್ರಣ ಮಾಡಿದ್ರು, ಈಗ ಒಂದ್ಸಲ ಬಂದಿದೆ ಅಂತಾದ್ರೆ ಅದನ್ನ ಈಗ ಕಂಪ್ಲೀಟ್ ಆಗಿ ಓಕೆ ಈ ರೋಗನ ಗುಣಪಡಿಸಬಹುದು ಅಂತ ಇಲ್ವಾ?
0: ಇಲ್ಲ ಇಲ್ಲ, ಕಂಪ್ಲೀಟ್ ಆಗಿ ಗುಣಪಡಿಸ್ಲಿಕ್ಕೆ ಕಷ್ಟ, ಆದ್ರೆ ಇಂಪ್ರೂವ್ಮೆಂಟ್ ಅಂತೂ ಮಾಡಬಹುದು. ಶುಗರ್ ಬಂದ್ರೆ ಒಂದ್ಸತಿ ಗುಣಪಡಿಸೋಕೆ ಆಗೋದಿಲ್ಲ, ಪಿಪಿ ಇದ್ರೆ ಗುಣಪಡಿಸ್ಲಿಕ್ಕೆ ಆಗಲ್ಲ. ಸೊ ಹಾಗೆ ಅದೇ ತರ ಈ ರೋಗ ಕೂಡ, ಆದ್ರೆ ಅರ್ಲಿ ಸ್ಟೇಜ್ ಅಲ್ಲಿ ಇದ್ರೆ ಅದನ್ನ ನಾವು ಅಲ್ಲೇ ನಿಯಂತ್ರಣದಲ್ಲಿ ಮಾಡಬಹುದು. ಕೆಲವು ರಿವರ್ಸ್ ಕೂಡ ಆಗಿದ್ದಾರೆ, ಆಲ್ಮೋಸ್ಟ್ ನಾರ್ಮಲ್ ಕೂಡ ಆಗಿದ್ದಾರೆ. ಆದ್ರೆ ಸಣ್ಣ ಪುಟ್ಟ ವ್ಯತ್ಯಾಸ ಇದ್ದೇ ಇರುತ್ತೆ ನೆನಪಿನ ಶಕ್ತಿಯಲ್ಲಿ, ಆದ್ರೆ ಅವರು ಏನೇನೋ ಮಾಡ್ಕೊಂಡು ಅದನ್ನ ನೆನ್ಪಿಟ್ಕೊಳ್ಳಕ್ಕೂ ಸಾಧ್ಯ ಇದೆ. ನಾವು ಯೂಶಲಿ ಒಂದು ಮೂರು ವರ್ಡ್ ಕೊಟ್ಟು ಅದನ್ನ ನೆನ್ಪಿಟ್ಕೊಳ್ಳಿ ಅಂತ ಹೇಳ್ತೀವಿ. ನಾವು ಹೇಳೋದೊಂದು ಆರೆಂಜ್ ಅಂದ್ರೆ ಕಿತ್ತಳೆ ಹಣ್ಣು, ಆಮೇಲೆ ಕುದುರೆ, ಆಮೇಲೆ ನಾಣ್ಯ, ಇದನ್ನ ಹೇಳ್ತೀವಿ. ಒಬ್ರು ಡಿಮೆನ್ಷಿಯಾ ಇರುವ ರೋಗಿ ಅದನ್ನ ಚೆನ್ನಾಗಿ ನೆನ್ಪಿಟ್ಕೊಂಡು ನಮ್ಗೆ ಹೇಳಿದ್ರು. ನೀವು ಹೇಗೆ ಹೇಳಿದ್ರಿ ಅಂದ್ರೆ, ನಾಣ್ಯ ಆರೆಂಜ್ ಕಲರ್ದು ಸೀರೆ ಉಟ್ಕೊಂಡು ಕುದುರೆಯಲ್ಲಿ ಕೂತಿದೆ ಅಲ್ವಾ, ಆತರ ಕನೆಕ್ಟ್ ಮಾಡಿರೋ ಬ್ರೈನ್ ಸೆಲ್ಸ್ ಚೆನ್ನಾಗಿ ಬೆಳೆಯುತ್ತೆ, ಆತರ ನೆನ್ಪಿಟ್ಕೊಳ್ಳೋದು. ಸೊ ಡೈರೆಕ್ಟ್ ಆಗಿ ನಮ್ಗೆ ಆ ವರ್ಡ್ ನೆನಪಿಲ್ಲ, ವರ್ಡಿನ ಪಾರ್ಟ್ ಅವ್ರದ್ದು ಸರಿ ಇಲ್ಲ, ಚಿತ್ರದ ಪಾರ್ಟ್ ಸರಿ ಇದೆ. ಸೊ ಚಿತ್ರ ಮಾಡ್ಕೊಂಡು ನೆನ್ಪಿಟ್ಕೊಳ್ಳೋ, ಆತರ ಮಾಡ್ಕೊಂಡ್ರೆ ಅವ್ರಿಗೆ ಮೆಮೊರಿ ಹೋಗಲ್ಲ.
1: ಇದನ್ನ ಅವರನ್ನ ನೋಡ್ಕೊಳ್ಳೋರು ಕೂಡ ಅವರಿಗೆ
0: ಆತರ ಹೇಳ್ಕೊಡ್ಬೋದು. ಕೆಲವರಿಗೆ ವರ್ಡ್ ನೆನಪಿರುತ್ತೆ, ಕೆಲವರಿಗೆ ಚಿತ್ರಗಳು ನೆನಪಿರುತ್ತೆ. ಸೊ ಚಿತ್ರ ಮಾಡಿ ನೆನ್ಪಿಟ್ಕೊಳ್ಳಿ ಅಂತ ಹೇಳ್ಬೋದು.
1: ಅದನ್ನ ನಾವು ಗಮನಿಸ್ಬೇಕಷ್ಟೇ,
0: ಅದ್ ನಾವು ಗಮನಿಸ್ಬೇಕು.
1: ಈಗ ಯಾವುದೇ ಮರೋ ರೋಗ ಇಲ್ಲ ಡಾಕ್ಟರ್, ಆದ್ರೆ ನಮ್ಮ ಒಂದು ಮುಂದೆ ವಯಸ್ಸಾಗ್ತಾ ಆಗ್ತಾ ನಮ್ಮ ಒಂದು ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ನಮ್ಮ ಜೀವನ ಶೈಲಿ ಯಾವ ರೀತಿಯಲ್ಲಿ ಇರಬೇಕು ಅಂತ ಹೇಳಿ ಕೊನೆಯದಾಗಿ.
0: ಅದೇ ನಾವು ಹೇಳಿದಾಗ ಆಹಾರ, ವ್ಯಾಯಾಮ ಮತ್ತೆ ಬ್ಯಾಡ್ ಹ್ಯಾಬಿಟ್ಸ್, ಸ್ಮೋಕಿಂಗ್ ಡ್ರಿಂಕ್ಸ್ ಅದೆಲ್ಲ ಇರಬಾರ್ದು. ಶುಗರ್ ಬಿ ಪಿ ಇದ್ರೆ ಅದು ಕಂಟ್ರೋಲ್ ಅಲ್ಲಿ ಇರಬೇಕು. ನಿದ್ದೆ ಚೆನ್ನಾಗಬೇಕು, ಒಳ್ಳೆ ನಿದ್ದೆ ನಮ್ಗೆ ಬ್ರೈನ್ ಸೆಲ್ಸ್ಗೆ ರೆಸ್ಟ್ ಕೊಡ್ಬೇಕು, ಇಲ್ಲಾರ ಸುಸ್ತಾಗೋಗುತ್ತೆ. ಸೊ ಅಟ್ಲೀಸ್ಟ್ ಒಂದು 4-6 ಗಂಟೆ ನಿದ್ದೆ ಬೇಕೇ ಬೇಕು ಮನುಷ್ಯನಿಗೆ. ಅದಕ್ಕಿಂತ ಕಮ್ಮಿ ನಿದ್ದೆ ಬಂದ್ರೆ ಅದು ಸೆಲ್ಸ್ ಡಿಜನರೇಟ್ ಆಗೋಗುತ್ತೆ. ಒಂಟಿ ಆಗಿರಬಾರ್ದು, ಸೋಷಲೈಸೇಷನ್ ಮುಖ್ಯ, ಡಿಪ್ರೆಷನ್ ಹೋಗಬಾರ್ದು. ಯಾಕಂದ್ರೆ ಈಗಿನ ಎನ್ವೈರನ್ಮೆಂಟ್ ಅಲ್ಲಿ ಡಿಪ್ರೆಷನ್ ಬರುತ್ತೆ ಸಹಜ.
1: ಮನೇಲಿ ಒಬ್ಬರೇ ಇರ್ತಾರೆ,
0: ಮಕ್ಕಳಿರಲ್ಲ, ಮಕ್ಕಳಿದ್ರೆ ಮಾತಾಡಲ್ಲ, ಅಂದ್ರೆ ಮಕ್ಕಳಿದ್ರು ಕಷ್ಟ, ಇಲ್ಲದೆ ಇದ್ರು ಕಷ್ಟ, ಇದ್ರೆ ಹೊಂದ್ಕೊಂಡು ಹೋಗಕ್ಕಾಗಲ್ಲ. ಸೊ ಆತರ ನಾನು ಯಾವ ಮನೇಲೂ ಸುಖ ಕಂಡಿಲ್ಲ. ಮಕ್ಕಳ ಜೊತೆಗಿದ್ರೆ ಅಯ್ಯಯ್ಯೋ ಅವರು ಏನು ನಮ್ಮ ಹತ್ರ ಮಾತಾಡ್ಸಲ್ಲ, ನಮ್ಗೆ ಬೇಕಾಗಿದ್ದ ಅಡಿಗೆ ಮಾಡಲ್ಲ, ಆತರ ಕಂಪ್ಲೇಂಟ್. ಈಗ ಮಕ್ಳಿದ್ರೆ ಅಯ್ಯೋ ನಾವು ಒಂಟಿ ಒಂಟಿ ಅಂತ. ಸೊ ಅದಕ್ಕೆ ಸೊಲ್ಯೂಷನ್ ಕಷ್ಟ, ಬಟ್ ಯಾರು ಇಲ್ದೇ ಇದ್ರೆ ಅವರು ಫ್ರೆಂಡ್ಸ್ ಜೊತೆ ಮಾತಾಡಿಸ್ಬೋದು. ಈಗ ಇನ್ನೇವೇ ವಾಟ್ಸಪ್ ಗಳು ನಮ್ಗೆ ಒಳ್ಳೇದು ಅಂತ ಅನ್ಸುತ್ತೆ. ಯೂಸ್ ಮಾಡೋದು ಹೇಗೆ ಅಂತ ಹಿರಿಯರಿಗೆ ಗೊತ್ತಾದ್ರೆ ಅವ್ರು ಕನೆಕ್ಟೆಡ್ ಆಗಿರ್ಬೋದು, ಅವ್ರ ಫ್ರೆಂಡ್ಸ್ ಜೊತೆ ಎಲ್ಲ ಕನೆಕ್ಷನ್ ಇಟ್ಕೋಬಹುದು, ವಿಡಿಯೋ ಚಾಟ್ ಮಾಡಬಹುದು, ಅವರು ಆ ಮಕ್ಕಳ ಲೈಫ್ ಜೊತೆಗೆ ಅವರು ಮಿಕ್ಸ್ ಆಗ್ತಾರೆ, ಬ್ಲೆಂಡ್ ಆಗ್ತಾರೆ.
1: ಮತ್ತೆ ಮಕ್ಕಳ ಜೊತೆ ಏನ್ ಮಾತಾಡಬಹುದು ಅಂತ ಅವ್ರಿಗೂ
0: ಗೊತ್ತಾಗುತ್ತೆ. ಮಕ್ಕಳನ್ನ ಬೈಯೋದಕ್ಕಿಂತ, ಎಲ್ಲ ನಮ್ಮ ಮನೇಲಿ ಎಲ್ಲರೂ ಹೀಗಿಟ್ಕೊಂಡು ಕೂತಿದ್ರು ಅಂತ ಹೇಳೋದಕ್ಕಿಂತ ಇವರೂ ಒಂದು ಮೊಬೈಲ್ ಕೈ ಇಟ್ಕೊಂಡು ಕೂತ್ಕೋಬೇಕು. ಅವಾಗ ಅದ್ರೊಳಗೆ ನಿಮ್ಗೆ ಮೊಮ್ಮಕ್ಕಳು ಮಕ್ಕಳು ಎಲ್ಲರೂ ಸಿಗ್ತಾರೆ.
1: ಸರಿ ಡಾಕ್ಟರ್, ನೀವು ಆಲ್ಝೈಮರ್ಸ್ ಕಾಯಿಲೆ ಬಗ್ಗೆ ನಮ್ಗೆ ಅನೇಕ ವಿಷಯಗಳನ್ನ ತಿಳಿಸಿದಿರಿ. ಈ ಕಾಯಿಲೆ ಅಂದ್ರೆ ಏನು, ಯಾವ ಕಾರಣದಿಂದ ಬರುತ್ತೆ, ಚಿಕಿತ್ಸೆ ಏನು, ಆಲ್ಝೈಮರ್ಸ್ ಕಾಯಿಲೆ ಇರೋರನ್ನ ನೋಡೋದು ಹೇಗೆ ಅಂತ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ಅಲ್ಝೈಮರ್ಸ್ ಕಾಯಿಲೆ ಬಗ್ಗೆ ಎನಪೋಯ ಮೆಡಿಕಲ್ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿರುವ ಡಾಕ್ಟರ್ ಪ್ರಭಾ ಅಧಿಕಾರಿ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಸಂದರ್ಶನ ನಡೆಸಿಕೊಟ್ಟವರು ಶುಭದಾ ಡಿ ರೈ.

0: ನಮಸ್ಕಾರ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
1: ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ.
2: ಆತ್ಮೀಯ ಗೆಳತಿಯರಿಗೆಲ್ಲ ನಮಸ್ಕಾರ. ಇವತ್ತಿನ ವನಿತಾರಂಗದಲ್ಲಿ ಮಹಿಳೆಯರಲ್ಲಿ ಕಂಡುಬರುವ ಬೆನ್ನು ನೋವಿಗೆ ಕಾರಣಗಳು, ಪರಿಹಾರ, ಈ ಕುರಿತು ಸಂದರ್ಶನ ಇದೆ. ಈ ಸಂದರ್ಶನದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಡಾಕ್ಟರ್ ಭಾರತಿ ದೇವಿ ಅವರು. ವೈದ್ಯರನ್ನ ಸ್ಟುಡಿಯೋಗೆ ಆಹ್ವಾನ ಮಾಡ್ತಾ ಇದ್ದೇನೆ. ನಮಸ್ಕಾರ ಭಾರತಿ ಮೇಡಮ್ ಅವರಿಗೆ.
3: ನಮಸ್ಕಾರ.
2: ನಮ್ಮ ಸ್ಟುಡಿಯೋಗೆ ನಿಮಗೆ ಪ್ರೀತಿಯ ಸ್ವಾಗತ. ನಮ್ಮ ಗೆಳತಿಯರಿಗಾಗಿ ಇವತ್ತಿನ ವನಿತಾರಂಗದಲ್ಲಿ ಬೆನ್ನು ನೋವಿನ ಸಮಸ್ಯೆ, ಅದಕ್ಕೆ ಕಾರಣ, ಪರಿಹಾರ ಇವೆಲ್ಲ ತಿಳ್ಕೊಳ್ಳೋಣ ಅಂತ ನಿಮ್ಮನ್ನ ಆಹ್ವಾನ ಮಾಡಿದ್ವಿ. ಈಗ ಮೊಟ್ಟ ಮೊದಲನೇ ಪ್ರಶ್ನೆ ಮನಸ್ಸಿನಲ್ಲಿ ಮೂಡೋದು ಅಂತಂದ್ರೆ, ಬೆನ್ನೋವು ಅಂತ ಹೇಳ್ತಾನೆ ಇರ್ತೀವಿ ನಾವು, ನಿಜವಾಗ್ಲೂ ಬೆನ್ನೋವು ಅಂದ್ರೆ ಬೆನ್ನಿನ ಮೇಲ್ಭಾಗ ನೋವಾ ಅಥವಾ ಒಳಗಡೆ ಏನಾದ್ರೂ ನೋವಾ? ಹಾಗಂದ್ರೆ ಏನು
3: ಈ ಬೆನ್ನೋವು? ಏನಿದೆ ಇದು ಅನೇಕ ಕಾಯಿಲೆಗಳ ಒಂದು ಲಕ್ಷಣ ಅಷ್ಟೇ. ಇದು ಬಹಳ ಸಾಮಾನ್ಯವಾಗಿ ಕಂಡುಬರುವಂತಹ ಒಂದು ತೊಂದರೆ. ಇದು ಬೆನ್ನು ಮೂಳೆಗೆ ಮತ್ತು ಮಾಂಸಖಂಡಗಳಿಗೆ ಸಂಬಂಧಪಟ್ಟ ಹಾಗೆ ತೊಂದರೆಗಳಿದ್ದಾಗ ಬೆನ್ನೋವು ಕಾಣಿಸ್ಕೊಳ್ಳೋದು ಸರ್ವೇ ಸಾಮಾನ್ಯ.
2: ಈಗ ಬೆನ್ನೋವು ನೀವು ಹಾಗಾದ್ರೆ ಒಳಗಡೆ ಮಾಂಸಖಂಡಗಳು, ಮೂಳೆಗಳು, ಅವುಗಳಿಗೆ ಸಂಬಂಧಪಟ್ಟ ಹಾಗೆ ಬರುವಂತಹ ಒಂದು ನೋವು ಬೇರೆ ಕಾಯಿಲೆಯ ಲಕ್ಷಣ ಅಂತ ಕೂಡ ಹೇಳಿದ್ರಿ. ಆದ್ರೆ ಬರೀ ಹೆಂಗಸ ಜಾಸ್ತಿ ಬೆನ್ನೋವು ಕಂಪ್ಲೇಂಟ್ ಹೇಳ್ತಾರೆ, ಬರೀ ಹೆಂಗಸರಿಗೆ ಮಾತ್ರ ಬರುವಂತದ್ದ ಇದು?
3: ಹಾಗೇನಿಲ್ಲ, ಗಂಡಸರಿಗೂ ಬರುತ್ತೆ ಮತ್ತೆ ಹೆಂಗಸರಿಗೂ ಬರುತ್ತೆ. ಆದ್ರೆ ಇದು ಹೆಂಗಸರಲ್ಲಿ ಜಾಸ್ತಿ ಇದೆ. ಒಂದು 10 ಜನದಲ್ಲಿ ಒಂದು 4 ಜನ ಆದ್ರೂ ಕೂಡ ಈ ಬೆನ್ನೋವಿನ ತೊಂದರೆ ಅಂತ ಹೇಳ್ಕೊಂಡು ಬರ್ತಾರೆ. ಮತ್ತೆ ಈಗ ಹೆಂಗಸರು ಜೀವಿತ ಕಾಲದಲ್ಲಿ ಬೆನ್ನು ನೋವು ಅನುಭವಿಸ್ತಾ ಇದ್ದವರೇ ಇಲ್ಲ ಅಂತ ಕಾಣುತ್ತೆ. ಎಲ್ಲರಿಗೂ ಕೂಡ ಇದು ಬೆನ್ನೋವು ಒಂದಲ್ಲ ಒಂದ್ಸಲ ಅವರು ಅನುಭವಿಸ್ತಾರೆ. ನಾನು ನಿಮ್ಗೆ ಮುಂದೆ ಹೇಳ್ತೀನಿ ಯಾಕೆ ಹೆಂಗಸರಿಗೆ ಇದು ಕಾರಣವಾಗಿದೆ ಅಂತ, ಅವರ ಜೈವಿಕ ಜೀವನ ಏನಿದೆ ಮತ್ತು ಬೇರೆ ಬೇರೆ ಮುಟ್ಟಿಗೆ ಸಮಸ್ಯೆಗಳು ಅದೆಲ್ಲ ಏನಿದೆ ಅದನ್ನ ನಾನು ಮುಂದೆ ಸವಿಸ್ತಾರವಾಗಿ ಅದ್ರ ಬಗ್ಗೆ ಹೇಳ್ತೀನಿ.
2: ಅಂದ್ರೆ ಹೆಣ್ಣು ಮಕ್ಕಳ ದೈಹಿಕ ಲಕ್ಷಣ ಮತ್ತೆ ಜೀವನ ಶೈಲಿ, ನೀವು ಹೇಳಿದ ಹಾಗೆ ಮುಟ್ಟಾಗೋದ್ರಿಂದ ಇರಬಹುದು, ಮಕ್ಕಳಾಗೋದ್ರಿಂದ, ಎಲ್ಲದರಿಂದನು ಬೆನ್ನೋವು ಬರುವಂತಹ ಸಾಧ್ಯತೆಗಳಿದೆ ಅಂತ ಅನ್ಬಿಟ್ಟು.
3: ಹೌದು, ಖಂಡಿತ.
2: ಈಗ ಬೆನ್ನುವಿನಿಗೆ ಸಾಮಾನ್ಯ ಕಾರಣಗಳು ಗಂಡಸರಿಗಿರ್ಬೋದು ಬೆಂಗಸರಿಗಿರ್ಬೋದು, ಸಾಮಾನ್ಯವಾಗಿ ಏನು ಕಾರಣದಿಂದ ಬೆನ್ನೋವು ಬರುತ್ತೆ?
3: ಈಗ ನಾವು ಸಾಮಾನ್ಯ ಕಾರಣಗಳನ್ನ ತಗೊಂಡ್ರೆ ಮೊದಲನೇದಾಗಿ ನಾವು ರಕ್ತಹೀನತೆ ಅಂತ ಹೇಳ್ತೀವಿ. ಈ ರಕ್ತಹೀನತೆ ಮತ್ತು ಅಪೌಷ್ಟಿಕತೆ ನೀವು ಹೇಳಿದ್ರೆ ಇದು ಹೆಂಗಸರಲ್ಲಿ ಜಾಸ್ತಿ, ಗಂಡಸರಿಗಿಂತ ಹೆಂಗಸರಲ್ಲಿ ಜಾಸ್ತಿ. ಮತ್ತೆ ನಮ್ಮ ಹೆಂಗಸರು ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ತುಂಬಾ ಶ್ರಮಜೀವಿಗಳು, ಮತ್ತೆ ಆಹಾರವನ್ನು ಸರಿಯಾಗಿ ಸೇವಿಸೋದಿಲ್ಲ. ಅವ್ರ ಗಂಡ ಮಕ್ಕಳು ಅವರಿಗೆಲ್ಲ ಕೊಟ್ಟು ಆ ನಂತರ ಉಳಿದಿದ್ದನ್ನ ಅವರು ತಿಂತಾರೆ. ಮತ್ತೆ ಪದೇ ಪದೇ ನಮಗೆ ರಕ್ತಸ್ರಾವ ಆಗೋದ್ರಿಂದ, ಮುಟ್ಟಾಗುವಾಗ ನಾವು ರಕ್ತವನ್ನು ಕಳ್ಕೊಳ್ಳೋದ್ರಿಂದ, ಹೀಗೆಲ್ಲ ಆಗಿ ನಾನಾ ಕಾರಣಗಳಿಂದ ರಕ್ತಹೀನತೆ ಮತ್ತು ಅಪೌಷ್ಟಿಕತೆ ಹೆಂಗಸರಲ್ಲಿ ಜಾಸ್ತಿ ಪ್ರಮಾಣದಲ್ಲಿದೆ. ಅದು ಒಂದು. ಈಗ ಇದು ಒಂದು ಆತಂಕ, ಉದ್ವೇಗ ಮತ್ತು ಖಿನ್ನತೆ, ಬಹಳ ಮುಖ್ಯವಾಗಿ ಖಿನ್ನತೆ. ಖಿನ್ನತೆಯ ಲಕ್ಷಣ ಕೂಡ ಬೆನ್ನೋವು ಆಗಿರಬಹುದು, ಅದನ್ನ ಅವರಿಗೆ ಹೇಳ್ಕೊಳಕ್ ಆಗುದಿಲ್ಲ.
2: ಖಿನ್ನತೆ ಅಂದ್ರೆ ಸಂಪೂರ್ಣ ಮನಸ್ಸಿಗೆ ಸಂಬಂಧಪಟ್ಟ.
3: ಹೌದು, ಖಂಡಿತ. ಮಾನಸಿಕ ಸಮಸ್ಯೆ ಇದ್ದಾಗ ಅದು ಬೆನ್ನು ನೋವಿನ ರೂಪದಲ್ಲಿ ಕೂಡ ಜನ ಅದನ್ನ ಹೇಳ್ಕೊಳ್ಬಹುದು. ಈಗ ಯಾವುದೇ ಒಂದು ಸಣ್ಣ ಜ್ವರ ಅನ್ನೇ ತಗೊಳ್ಳಿ, ಶೀತ ಜ್ವರ, ಅವಾಗ ಕೂಡ ಬೆನ್ನೋವು ಮನುಷ್ಯನಿಗೆ ಕಂಡೆ ಕಾಣುತ್ತೆ. ಮತ್ತೆ ಬಹಳ ಅತಿ ಸ್ಥೂಲಕಾಯ, ತುಂಬಾ ದಪ್ಪ ಇದ್ದವರಿಗೆ ಬೆನ್ನೋವು ಇರುತ್ತೆ. ಮತ್ತೆ ಕರುಳಿಗೆ ಸಂಬಂಧಪಟ್ಟಂತಹ ಕಾಯಿಲೆಗಳಲ್ಲೂ ಕೂಡ ಬೆನ್ನೋವು ಇರಬಹುದು. ಮತ್ತೆ ದೇಹದ ಇತರೆ ಭಾಗಗಳಲ್ಲಿ ಕಾಯಿಲೆಗಳಾದಾಗ, ಈಗ ಒಂದು ಉದಾಹರಣೆಗೆ ನಮ್ಮ ಶ್ವಾಸಕೋಶದಲ್ಲಿ ಏನಾದ್ರು ಈಗ ನಿಮೋನಿಯಾ ಅಂತ ಹೇಳ್ತೀವಿ, ಕೆಮ್ಮು, ಜ್ವರ ಬರೋದು, ಉಸಿರಾಡ್ಲಿಕ್ಕೆ ಕಷ್ಟ ಆಗೋದು, ಅಥವಾ ಲಂಗ್ಸ್ ಅಂದ್ರೆ ಶ್ವಾಸಕೋಶದಲ್ಲಿ ನೀರು ತುಂಬಿಕೊಳ್ಳೋದು, ಅವಾಗ್ಲೂ ಕೂಡ ಬೆನ್ನೋವು ಕಾಣಿಸ್ಕೊಳ್ಬಹುದು. ಇನ್ನು ಕೆಲವು ಸಲ ನಿದ್ರಾಹೀನತೆ, ನಾವು ಹೇಳ್ತೀವಲ್ಲ ಹಾಸಿಗೆ ಸರಿ ಇರಲಿಲ್ಲ, ನಂಗೆ ನಿದ್ರೆ ಬರಲಿಲ್ಲ, ದಿಂಬು ಸರಿ ಇರಲಿಲ್ಲ, ನಿದ್ರೆ ಬರಲಿಲ್ಲ, ಆ ಥರ ಆಗ್ಬೋದು. ಇನ್ನು ವಿಚಿತ್ರ ಭಂಗಿಯಲ್ಲಿ ಕುಳಿತುಕೊಳ್ಳೋದು, ಓದೋದು, ಟಿವಿನ ಸದಾ ಕಾಲ ಕುಳಿತುಕೊಂಡು ನೋಡೋದು, ಅಥವಾ ಇಡೀ ದಿವಸ ಕೆಲಸ ಕುಳಿತುಕೊಂಡು ಮಾಡೋದು, ಅಥವಾ ಕಂಪ್ಯೂಟರ್ ವೀಕ್ಷಣೆ, ಮತ್ತೆ ತುಂಬಾ ಪ್ರಯಾಣ ಮಾಡುವಾಗ ಕೂಡ ಕೆಲವರಿಗೆ ಅದರಲ್ಲೂ ಮೂಳೆಗಳಿಗೆ ಏನಾದ್ರು ಅವು ಜಾರಿದ್ದಾಗ, ನಾವು ತುಂಬಾ ಪ್ರಯಾಣ ಮಾಡಿದಾಗ ಅದು ಧಡ್ಕ ಧಡ್ಕ ಆಗುತ್ತಲ್ಲ, ನಾವು ಹೇಳ್ತೀವಲ್ಲ ಬಸ್ಸಲ್ಲಿ ಅಥವಾ ಆಟೋದಲ್ಲಿ, ಹಾ ಎತ್ತ ಆದಾಗ ಆ ಥರ ಕೂಡ ಅವಾಗ ಬೆನ್ನೋವು ಜಾಸ್ತಿ ಆಗುವ ಪ್ರಮೇಯ ಇದೆ.
2: ನಾವು ಇಷ್ಟೊಂದು ಕಾರಣಗಳಿದೆ, ಈ ಎಲ್ಲಾ ಕಾರಣಗಳಲ್ಲೂ ನಂಗೆ ತುಂಬಾ ಆಶ್ಚರ್ಯ ಕೊಟ್ಟಿದ್ದು ಅಂದ್ರೆ ಖಿನ್ನತೆ ಬಗ್ಗೆ. ಮನಸ್ಸಿಗೆ ನೋವಾದಾಗ, ಮನಸ್ಸು ದುರ್ಬಲಗೊಂಡಾಗ ಬೆನ್ನೋವಿನ ಮೂಲಕ ಅದನ್ನ ಪ್ರಕಟಗೊಳ್ಳುತ್ತೆ ಅನ್ನೋದು ಬಹಳ ಆಶ್ಚರ್ಯದ ಸಂಗತಿ.
3: ಖಂಡಿತ ಖಂಡಿತ, ಅದನ್ನ ನಾವು ಗಮನಿಸಲೇಬೇಕಾದಂತಹ ಒಂದು ಅಂಶ ಖಿನ್ನತೆ.
2: ಹೌದು ಹೌದು. ಅಲ್ಲೇ ಹೇಳಿದ್ರೆ ಸ್ಥೂಲಕಾಯದಿಂದಾನು ಬೆನ್ನೋವು ಬರಬಹುದು, ಮತ್ತೆ ಹೆಚ್ಚು ಕೆಲಸ ಮಾಡೋದ್ರಿಂದ, ಒಂದೇ ತರ ಕೂತ್ಕೊಳ್ಳೋದ್ರಿಂದ ಅಂತ. ಇವುಗಳಿಗೆಲ್ಲ ಪರಿಹಾರ ಅಂತಂದ್ರೆ ಸ್ಥೂಲಕಾಯದವರು ಸಣ್ಣ ಆಗ್ಲೇಬೇಕಾಗುತ್ತೆ ಬೆನ್ನೋವನ್ನ ಕಳ್ಕೊಳ್ಳೋದು.
3: ಖಂಡಿತ, ಅವರು ತೂಕ ಕಡಿಮೆ ಮಾಡಿದಾಗ ಬೆನ್ನು ಕೂಡ ಕಡಿಮೆ ಆಗುತ್ತೆ. ಬೆನ್ನು ಮಂಡಿ
2: ಬೆನ್ನು ಸ್ಥೂಲಕಾಯದವರಿಗೆ ಏನ್ ಕಾರಣ ಬರೋದಿಕ್ಕೆ?
3: ಸ್ಥೂಲಕಾಯದವರಿಗೆ ಯಾಕೆ ಬರುತ್ತೆ ಅಂತ ಹೇಳಿದ್ರೆ, ನಿಮ್ಗೆ ಗೊತ್ತಿದ್ದಾಗೆ ಬೆನ್ಮೂಳೆ ಏನಿದೆ ನಾವೆಲ್ಲ ಹೇಳ್ತೀವಲ್ಲ, ಅಯ್ಯೋ ನಂಗೆ ಬೆನ್ಮೂಳೆ ಇದ್ದಾಗೆ ಅಂದ್ರೆ ಅದು ಅಷ್ಟು ನಮ್ಮ ದೇಹದ ಭಾರವನ್ನು ಹೊರತಾ ಇರುತ್ತೆ. ನಾವು ನಿಂತ್ಕೊಳ್ಳೋದಾಗ್ಲಿ, ಬಗ್ಗೋದಾಗ್ಲಿ, ಕುತ್ಕೊಳ್ಳೋದಾಗ್ಲಿ, ಎಲ್ಲ ಕೂಡ ನಾವು ಬೆನ್ನುಮೂಳೆಯ ಸಹಾಯದಿಂದ ಕೆಲಸ ಮಾಡ್ತಾ ಇರ್ತೀವಿ. ಆ ಸ್ಥೂಲಕಾಯಿ ಏನಾಗುತ್ತೆ, ನಮ್ಮ ದೇಹದ ಇಡೀ ಭಾರವನ್ನ ನಮ್ಮ ಮೂಳೆಗಳೇನಿದೆ ಕೆಳಗಿನ ಮೂಳೆಗಳು, ನಾವು ಲಂಬಾರ್ ವರ್ಟೆಬ್ರಾ ಅಂತೀವಿ, ಅದು ಆ ತೂಕವನ್ನು ಹೊರತಾ ಇರುತ್ತೆ. ಆಗ ನಮ್ಗೆ ಅಲ್ಲಿ ಮಾಂಸಖಂಡಗಳೆಲ್ಲ ಏನಿದೆ ಅದೆಲ್ಲ ಸ್ಟ್ರೆಚ್ ಆಗಿ ಲಿಗಮೆಂಟ್ಸ್ ಅಂತ ಹೇಳ್ತೀವಿ, ಅವಾಗ ಸ್ಥೂಲಕಾಯಿ ಆ ಭಾರವನ್ನು ಹೊರಲಾರದೆ ಆಗ ಒತ್ತಡ ಜಾಸ್ತಿ ಆಗುತ್ತೆ. ಆ ಲಂಬಾರ್ ವರ್ಟೆಬ್ರಾ ಅಂತ ಏನು ಹೇಳ್ತೀವಿ ಕೆಳಗಿನ ಮೂಳೆ ಬೆನ್ನುಗಳು, ಅದ್ರ ಮೇಲೆ ಒತ್ತಡ ಜಾಸ್ತಿ ಆಗಿ ಬೆನ್ನು ಬರುತ್ತೆ.
2: ಈಗ ಸಾಮಾನ್ಯ ಕಾರಣಗಳನ್ನು ಹೇಳಿದ್ರಿ, ಅದರಲ್ಲಿ ವಿಶದವಾಗೂ ತಿಳಿದುಕೊಂಡ್ವಿ ನಾವು ಸ್ಥೂಲಕಾಯದಿಂದ ಯಾಕೆ ಬರುತ್ತೆ ಅಂತ ಅಂದ್ಬಿಟ್ಟು. ಬೆನ್ನು ಮೂಳೆನೇ ಇಡೀ ದೇಹದ ಭಾರವನ್ನು ಹೊರೋದಕ್ಕೆ ಒಂದು ಸಮರ್ಥವಾಗಿರುವಂತಹ ಅಂಗ ಅಂತ ಆಯಿತು, ಒಪ್ಕೊಳ್ಳೋಣ. ಆದರೆ ಹೆಂಗಸರಲ್ಲೇ ಇದು ಬೆನ್ನು ನೋವು ಜಾಸ್ತಿ ಬರೋದಕ್ಕೆ ಏನು ಕಾರಣ, ಮುಖ್ಯ ಕಾರಣಗಳು ಏನಿರಬಹುದು ಅಂತ ಅಂದ್ಬಿಟ್ಟು?
3: ಈಗ ಅದಕ್ಕಿಂತ ಮುಂಚೆ ನಾನು ನಿಮ್ಗೆ ಹೇಳ್ತೀನಿ, ಬೆನ್ಮೂಳೆ ಕಾಯಿಲೆಗಳಿಂದ ಬೆನ್ನು ಬರೋದಕ್ಕೆ ಕಾರಣಗಳು. ಈಗ ಸ್ಲಿಪ್ ಡಿಸ್ಕ್ ಅಂದ್ರೆ ಎಲ್ಲರಿಗೂ ಸಾಮಾನ್ಯವಾಗಿ ಜನರಿಗೆ ಗೊತ್ತು.
2: ಹೌದು, ಇವಾಗ ಅದೇ ಹೇಳ್ತಿರ್ತಾರೆ ಸ್ಲಿಪ್ ಡಿಸ್ಕ್ ಆಗ್ಬಿಟ್ಟಿದೆ ಅಂತ ಅಂದ್ಬಿಟ್ಟು. ಹಾಗಂದ್ರೆ ಏನು
3: ಅಂದ್ರೆ, ಬೆನ್ನು ಮೂಳೆ ಇರ್ತಲ್ಲ ಅಲ್ಲಿಯ ಮಾಂಸಖಂಡಗಳಿಗೆ ಏಟು ಬೀಳೋದಾಗ್ಲಿ ಅಥವಾ ಅಲ್ಲಿ ಒತ್ತಡ ಜಾಸ್ತಿ ಆಗೋದು, ಅದು ಯಾಕೆ ಆಗುತ್ತೆ ಅಂತ ಹೇಳಿದ್ರೆ ಅತಿಯಾದ ಭಾರ ಎತ್ತದು ಅಥವಾ ನೀವು ಹೇಳಿದಾಗೆ ಅತಿಯಾದ ತೂಕ ಹೇಳಿದ್ರಲ್ಲ ನಮ್ಮ ಮೂಳೆಗಳ ಮೇಲೆ ಆ ತೂಕ ಎಲ್ಲ ಬೀಳೋದ್ರಿಂದ, ಮತ್ತೆ ಮೂಳೆ ಮಾಂಸಖಂಡಗಳು ಬಹಳ ರಕ್ತಹೀನ ಅಂದ್ರೆ ವೀಕ್ ಅಂತ ಏನು ಹೇಳ್ತೀವಿ ಅದೆಲ್ಲ ಆದಾಗ ಈಗ ಸ್ಲಿಪ್ ಡಿಸ್ಕ್ ಅಂತ ಒಂದು ಕಾಯಿಲೆ ಅದು ಶುರು ಆಗುತ್ತೆ. ಅಂದ್ರೆ ಬೆನ್ನು ಮೂಳೆಯನ ಕಾಯಿಲೆಗಳ ಬಗ್ಗೆ ಹೇಳೋದಾದ್ರೆ ಈಗ ಮೊದಲನೇದಾಗಿ ನಾವು ಸ್ಲಿಪ್ ಡಿಸ್ಕ್ ಅಂತ ತಗೊಳ್ಬಹುದು. ಈಗ ಎರಡನೇದು ಸಯಾಟಿಕಾ ಅಂತ ಹೇಳಿದ್ರೆ ಬೆನ್ನು ಬರೋದು, ಕಾಲ್ ಸೆಳೆತ, ಕಾಲ್ ಜುಮ್ ಜುಮ್ ಅನ್ನೋದು, ಸ್ಪರ್ಶ ಜ್ಞಾನ ಕಡಿಮೆ ಆಗೋದು, ಮತ್ತೆ ಈಗ ಮೂಳೆ ಈಗ ಹುಟ್ಟಿನಿಂದ ಬಂದಂತಹ ಒಂದು ನ್ಯೂನತೆಗಳು ಅಂತ ಹೇಳ್ತೀವಿ ಅಥವಾ ವಿಕೃತಾವಸ್ಥೆ. ಕೆಲವರಿಗೆ ನೀವು ನೋಡಿರ್ಬೋದು ಮೂಳೆಗಳು ಬಾಗಿ ಎಸ್ ಅಥವಾ ಸಿ ಶೇಪ್ ಅಂತ ನಾವು ಹೇಳ್ತೀವಿ ಅದೆಲ್ಲ ಇರುತ್ತೆ. ಮೂಳೆ ಮುರಿತ, ಈ ಮೂಳೆ ಮುರಿತ ಏನಾಗ್ಬೋದು, ಈಗ ಅಪಘಾತದಿಂದ ಕೂಡ ಆಗ್ಬೋದು ಅಥವಾ ತುಂಬಾ ವಯಸ್ಸಾಗಿ ನಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ಅಂಶ ಕಡಿಮೆ ಆದಾಗ ಅದು ಹೆಂಗಸರಲ್ಲಿ ಜಾಸ್ತಿ ಕಂಡು ಬರುವಂತಹ ನಾವೇ ಆಸ್ಟಿಯೋಪೊರೋಸಿಸ್ ಅಂತೀವಿ, ಅವಾಗ ಕೂಡ ಮೂಳೆ ಮುರಿದಾಗ ಬರೀ ಆಸ್ಟಿಯೋಪೊರೋಸಿಸ್ ಇದ್ರೆ ಬೆನ್ನು ಬರಲ್ಲ, ಆದ್ರೆ ಅದು ಮೂಳೆಗಳು ತುಂಬಾ ಮೃದುವಾಗಿ ಮೆತ್ತಗಾಗಿ ತುಂಬಾ ತೆಳ್ಳಗಾಗಿ ಲಟಕ್ಕಂತ ಮುರಿದಾಗ ಬೆನ್ನು ನೋವು ಕಾಣಿಸ್ಕೊಳ್ಳುತ್ತೆ. ಮತ್ತೆ ಇನ್ನು ಬೆನ್ನಿನಲ್ಲಿ ಈಗ ನಾವು ಟ್ಯೂಮರ್ ಅಂತ ಹೇಳ್ತೀವಲ್ವಾ, ಮೆದುಳಿನ ಬ್ರೈನ್ ಟ್ಯೂಮರ್ ಅಂತ ಜನಕ್ಕೆ ಗೊತ್ತಿದೆ, ಮತ್ತೆ ಸ್ಪೈನ್ ಟ್ಯೂಮರ್ ಕೂಡ ಆಗ್ಬೋದು, ಆತರ ಇದ್ದಾಗ ಕೂಡ ಬೆನ್ನು ನೋವು ಬರುತ್ತೆ. ಮತ್ತೆ ಇನ್ನೊಂದು ಈಗ ಸೋಂಕುಗಳ ಬಗ್ಗೆ ನಾವು ಹೇಳೋದಾದ್ರೆ ಆಸ್ಟಿಯೋಮೈಲೈಟಿಸ್ ಅಂತೀವಿ, ಆ ಮೂಳೆಗಳಿಗೆ ಸೋಂಕು ಆಗ್ಬೋದು ಅಥವಾ ಟಿ ಬಿ ಕಾಯಿಲೆಯಿಂದ ಸೋಂಕು ಬರಬಹುದು, ಮತ್ತು ಇನ್ನು ಇತರ ಅನೇಕ ಕಾಯಿಲೆಗಳಿಂದ ಕೂಡ ಸೋಂಕು ಬಂದಾಗ ಕೂಡ ಬೆನ್ನು ನೋವು ಆಗುತ್ತೆ. ಇಷ್ಟೇ ಅಲ್ಲದೇನೆ ಈಗ ಬೆನ್ನು ಮೂಳೆಗೆ ಬೇರೆ ಕಡೆಯಿಂದ ಕ್ಯಾನ್ಸರ್ ರೋಗ ಹರಡುವಂತಹದ್ದು, ಅಂದ್ರೆ ಈಗ ಎದೆ ಸ್ತನದ ಕ್ಯಾನ್ಸರ್ ಮತ್ತೆ ಲಂಗ್ಸ್ ಕ್ಯಾನ್ಸರ್ ಆಗಿರ್ಬೋದು ಅಥವಾ ಗರ್ಭಕೋಶದ ಬಾಯಿದ ಕ್ಯಾನ್ಸರ್ ಆಗಿರ್ಬೋದು ಅಥವಾ ಅಂಡಾಶಯದ ಕ್ಯಾನ್ಸರ್, ಹಾಗೆ ಇತರೆ ದೇಹದ ಭಾಗಗಳಿಂದ ಕ್ಯಾನ್ಸರ್ ಬೆನ್ನು ಮೂಳೆಗೆ ಹರಡಿದಾಗ ಕೂಡ ಈ ಬೆನ್ನು ನೋವು ಬರುವ ಒಂದು ಸಾಧ್ಯತೆ ಇದೆ. ಇದು ಇಷ್ಟೇ ಅಲ್ಲದೇನೆ ಮೂತ್ರಕೋಶಕ್ಕೆ ಅಂದ್ರೆ ಮೂತ್ರಪಿಂಡಗಳಿಗೆ ಸಂಬಂಧಪಟ್ಟ ಹಾಗೆ ಕಿಡ್ನಿಗಳಿಗೆ ತೊಂದರೆ ಆದಾಗ, ಕಿಡ್ನಿನಲ್ಲಿ ಕಲ್ಲಿರ್ಬೋದು ಅಥವಾ ಮೂತ್ರದ್ದು ಸೋಂಕಿರ್ಬೋದು, ಅವಾಗ ಕೂಡ ಬೆನ್ನು ನೋವು ಬಹಳ ಪ್ರಮುಖವಾದ ಒಂದು ತೊಂದರೆ ಅಂತ ಜನ ಬರೋದನ್ನ ನಾವು ಕಾಣ್ತೀವಿ.
2: ಇದೊಂದು ವ್ಯಾಪಕವಾಗಿದೆ ಬೆನ್ನು ನೋವಿನ ಕಾರಣಗಳು.
3: ಖಂಡಿತ, ಅದು ಎಷ್ಟು ಬೆನ್ನು ಮೂಳೆ ದೊಡ್ಡದಿದೆಯೋ ಅಷ್ಟೇ ಕಾರಣಗಳು ಕೂಡ ಅಷ್ಟೇ ವ್ಯಾಪಕವಾಗಿದೆ.
2: ಆಯ್ತು, ಇಷ್ಟೊಂದು ಕಾರಣಗಳು ಬೆನ್ನು ನೋವಿಗೆ ಇದೆ ಅಂತ ಹೇಳಿದ್ರಿ, ಕ್ಯಾನ್ಸರ್ ಅಥವಾ ಕ್ಷಯ ಇರಬಹುದು, ಕಿಡ್ನಿ ತೊಂದರೆ ಇರಬಹುದು, ಅವೆಲ್ಲ ಎಲ್ಲರಿಗೂ ಬರುವಂತಹ ಸಾಧ್ಯತೆಗಳು, ಗಂಡಸರಿಗೆ ಹೆಂಗಸರಿಗೆ ಎಲ್ಲರಿಗೂ ಬರುವಂತಹ ಸಾಧ್ಯತೆಗಳು ಸಮಾನವಾಗಿವೆ. ಆದ್ರೆ ಬೆನ್ನು ನೋವನ್ನ ಕಂಪ್ಲೇಂಟ್ ಮಾತ್ರ ನಾವು ನೋಡಿದ ಹಾಗೆ ನಮ್ಮ ತಾಯಿ, ನಮ್ಮ ಅಜ್ಜಿ, ನಮ್ಮ ಅತ್ತೆ ಮಾಡ್ತಾರೆ, ವಿನಃ ತಂದೆ ಅಜ್ಜ ಅಂತ ಗಂಡಸರಲ್ಲಿ ತುಂಬಾ ಕಡಿಮೆ. ಅವರು ಶ್ರಮ ವಹಿಸಿ ಕೆಲಸ ಮಾಡಿದ್ರು ಕೂಡ ಹೆಂಗಸರಲ್ಲಿ ಜಾಸ್ತಿ ಬರುತ್ತೆ, ಇದಕ್ಕೇನ್ ಕಾರಣ ಇರಬಹುದು ಅಂತ.
3: ಈಗ ಹೆಂಗಸರಲ್ಲಿ ಜಾಸ್ತಿ ಯಾಕೆ ಬೆನ್ನು ಅಂತ ಹೇಳಿದ್ರೆ, ನಾನು ನಿಮ್ಗೆ ಹೇಳಿದೆ ಇದು ಮಹಿಳೆಗೆ ವಿಶೇಷವಾದ ಒಂದು ಜೈವಿಕ ಕ್ರಿಯೆ ಅಥವಾ ನಾವು ನೈಸರ್ಗಿಕ ಕ್ರಿಯೆ ಅಂತ ಏನು ಹೇಳ್ತೀವಿ ಅದು, ಇದು ಬರೀ ಹೆಂಗಸರಿಗೆ ಮಾತ್ರ ವಿಶೇಷ ಆಗಿದೆ ಅಂತ ಹೇಳಿದ್ರೆ, ಋತುಚಕ್ರ ಆರಂಭ, ತಿಂಗಳು ತಿಂಗಳಿಗೆ ಋತುಚಕ್ರ ಮಾಸಗಳು ತಿಂಗಳು ತಿಂಗಳಿಗೆ ಆಗೋದು, ಗರ್ಭಾವಸ್ಥೆ, ಗರ್ಭಪಾತ, ಅದು ಪದೇ ಪದೇ ಗರ್ಭಪಾತ ಮಾಡಿಸ್ಕೊಳ್ಳೋದು ಅಥವಾ ಹೆರಿಗೆ ಪದೇ ಪದೇ ಹೆರಿಗೆ ಆಗೋದು, ಮತ್ತೆ ಮುಟ್ಟಿಗೆ ಮುಂಚೆ ಅಂದ್ರೆ ಮುನ್ನಾ ದಿನಗಳಲ್ಲಿ ಮುಟ್ಟಾಗುವಾಗ ಮತ್ತು ಮುಟ್ಟು ನಿಂತರೂ ಕೂಡ ಎಷ್ಟೋ ಸಲ ಬೆನ್ನು ಬರೋದು, ಮತ್ತೆ ಈಗ ಮುಟ್ಟು ನಿಲ್ಲೋದು ಅಂತ ನಾವೇನು ಹೇಳ್ತೀವಿ ಋತುಚಕ್ರ ನಿಲುಗಡೆ, ಅವಾಗ ಕೂಡ ಹಾರ್ಮೋನ್ ಚೇಂಜ್ ಆಗುತ್ತೆ, ಕ್ಯಾಲ್ಸಿಯಂ ಕೂಡ ಕಡಿಮೆ. ಇದು ಜೈವಿಕ ಕಾರಣಗಳಲ್ಲಿ ಒಂದು. ಅಂದ್ರೆ ಈಗ ಒಂದೊಂದು ಹೇಳೋದಾದ್ರೆ ಋತುಚಕ್ರದಲ್ಲಿ ನೋವು ಅಂದ್ರೆ ಹದಿಹರೆಯದ ವಯಸ್ಸಿನ ಎಲ್ಲಾ ಹೆಣ್ಮಕ್ಳಲ್ಲಿ 100ಕ್ಕೆ ಒಂದು 60 ಜನ 70 ಜನ ಹೊಟ್ಟೆ ನೋವು ಸೊಂಟ ನೋವಿನಿಂದ ನರಳ್ತಾ ಇರ್ತಾರೆ. ಇನ್ನು ಗರ್ಭಾವಸ್ಥೆಯಲ್ಲಿ ತೂಕ ಜಾಸ್ತಿ ಆದಾಗ, ಮುಂಚೆನೆ ನಾವು ಹೇಳಿದ್ವಿ ಅತಿ ಸ್ಥೂಲಕಾಯದವರಿಗೆ ಅಂತ, ಈಗ ಗರ್ಭಾವಸ್ಥೆಯಲ್ಲೂ ಕೂಡ ತೂಕ ಜಾಸ್ತಿ ಆದಾಗ

0: ಹೇಳ್ತೀವಿ. ಈ ಕ್ಯಾಲ್ಸಿಯಂ ಏನಿರುತ್ತೆ ಅದು ಮೂಳೆಗಳಲ್ಲಿ ಇರುತ್ತೆ. ಈಗ ಗರ್ಭಿಣಿ ತನ್ನ ಮಗುವಿಗೆ ಅದರ ಬೆಳವಣಿಗೆಗೆ ತಾಯಿಯ ಕ್ಯಾಲ್ಸಿಯಂ ಮಗುವಿನ ಬೆಳವಣಿಗೆಗೆ ಅತಿ ಮುಖ್ಯ. ಹಾಗಾಗಿ ನಾವೆಲ್ಲ ಗರ್ಭಿಣಿಗರಿಗೂ ಕೂಡ 3 ತಿಂಗಳ ನಂತರ ಕಬ್ಬಿಣಾಂಶದ ಮಾತ್ರೆ ಜೊತೆಗೆ ಅಂದ್ರೆ ಐರನ್ ಮತ್ತೆ ಕ್ಯಾಲ್ಸಿಯಂ ಅನ್ನ ನಾವು ಕೊಡ್ತಾನೆ ಇರ್ತೀವಿ. ಈಗ ನಾವು ಕೊಡದೇ ಇದ್ದಾಗ ಅಂದ್ರೆ ನಾವು ಸಪ್ಲಿಮೆಂಟ್ ಅಂತ ನಾವು ಹೇಳ್ತೀವಿ, ಇದನ್ನ ಪೂರಕ ಅಂತ, ಇದನ್ನ ನಾವು ಕೊಡದೇ ಇದ್ದಾಗ ಮಗು ಏನ್ ಮಾಡುತ್ತೆ, ತಾಯಿ ತಾನೇನು ಆಹಾರ ಅನ್ನೋ ದಿವಸ ತಗೊಳ್ತಾರೆ ಅದರಲ್ಲೇ ಕ್ಯಾಲ್ಸಿಯಂ ಪೂರೈಕೆಯನ್ನು ಮಗುವಿಗೆ ಮಾಡ್ತಾ ಇರ್ಬೋದು. ಆದ್ರೆ ಅದು ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ಮಗುವಿಗೆ ಜಾಸ್ತಿ ಬೇಕಾದಾಗ ತಾಯಿಗೆ ನಾವು ಪೂರೈಕೆ ಮಾಡ್ಲಿಲ್ಲ ಅಂದ್ರೆ ಎಕ್ಸ್ಟ್ರಾ ಮಾತ್ರೆಗಳು ಅವೆಲ್ಲ ಕೊಡ್ಲಿಲ್ಲ ಅಂದಾಗ ಆ ಮಗು ಏನ್ ಮಾಡುತ್ತೆ, ತನ್ನ ಬೆಳವಣಿಗೆಗೆ ಬೇಕಾಗಿದ್ದನ್ನೆಲ್ಲ ತಾಯಿಯ ಮೂಳೆಯಿಂದ ತೆಗೆದುಕೊಳ್ಳುತ್ತೆ. ಆ ತಾಯಿಗೆ ಮೂಳೆಯಲ್ಲಿ ಸಾಂದ್ರತೆ ಎಲ್ಲ ಕಡಿಮೆ ಆಗುತ್ತೆ, ಕಡಿಮೆ ಅದಕ್ಕೇನೆ ಪದೇ ಪದೇ ಹೆರಿಗೆ ಮತ್ತೆ ಹಾಲು ಕುಡಿಸ್ತಾನೆ ಇರ್ತಾರೆ, ಮತ್ತೆ ಗರ್ಭಿಣಿಯರಾಗ್ತಾರೆ. ಇದ್ರ ಬಗ್ಗೆ ಜನ ಯಾವುದು ಗಮನವನ್ನು ತಗೊಳ್ಕೊಳ್ದೆ ಇದ್ದಾಗ ಅಥವಾ ಔಷಧೋಪಚಾರವನ್ನು ಸರಿಯಾದ ನಿಟ್ಟಿನಲ್ಲಿ ಮಾಡದೇ ಇದ್ದಾಗ ಕ್ಯಾಲ್ಸಿಯಂ ಅಂಶವನ್ನು ಅವರು ಬಹಳ ಒಂದು ಕಳ್ಕೊಳ್ತಾರೆ. ಈಗ ನಾನು ಹೇಳ್ದಂಗೆ ಬರೀ ಮಗುವಿನ ಬೆಳವಣಿಗೆಗೆ ಕ್ಯಾಲ್ಸಿಯಂ ಪೂರೈಕೆ ಅಷ್ಟೇ ಅಲ್ಲದೆ ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕು ಎಲ್ಲ ತಾಯಂದ್ರು, ಇದು ಬಿಪಿ ಜಾಸ್ತಿ ಆಗೋದನ್ನ ತಡೆಗಟ್ಟತ್ತೆ. ಬಿಪಿ ಜಾಸ್ತಿಯಾಗಿ ಫಿಟ್ಸ್ ಅಂತ ಒಂದು ಗೊತ್ತಿದೆ ಎಲ್ರಿಗೂ ಕೂಡ, ಜನಸಾಮಾನ್ಯರಿಗೆ ಆ ಕಾಯಿಲೆ ಬರೋದನ್ನ, ಮತ್ತೆ ಬಿಪಿ ಜಾಸ್ತಿಯಾಗಿ ಲಿವರ್ಗೆ ತೊಂದರೆ ಆಗಿ ಅಂದ್ರೆ ಮಾತೃ ಮರಣಕ್ಕೆ ಒಂದು ಕಾರಣ ಬಿಪಿ ಜಾಸ್ತಿ ಆಗೋದು. ಹಾಗಾಗಿ ಈ ಕ್ಯಾಲ್ಸಿಯಂ ಪೂರೈಕೆಯಿಂದ ಮೂಳೆಗಳು ತಾಯಿಗೆ ಮತ್ತು ಮಗುವಿಗೆ ಸದೃಢವಾಗಿ ಮಾಡದಲ್ದೇನೆ ಮಾತೃ ಮರಣಕ್ಕೆ ಕಾರಣವಾದಂತಹ ಬಿಪಿ ಜಾಸ್ತಿಯಾಗಿ ತಾಯಿಯನ್ನು ನಾವು ಕಳ್ಕೊಳ್ಳುವಂತಹ ಒಂದು ಸಮಸ್ಯೆಯನ್ನು ಕೂಡ ಪರಿಹರಿಸಬಹುದು. ಇದಷ್ಟೇ ಅಲ್ಲ, ಈ ಕ್ಯಾಲ್ಸಿಯಂ ತೊಂದರೆಯಿಂದ ಬೇಗ ಅಂದ್ರೆ ದಿನ ತುಂಬದ ಹೆರಿಗೆ ಆಗೋದು, ಬಹಳ ತೂಕ ಕಡಿಮೆ ಇರುವಂತಹ ಮಗು ಹುಟ್ಟೋದು, ಮತ್ತೆ ಆ ಮಗುವಿಗೆ ನಾವೇನ್ ಹೇಳ್ತೀವಿ ತೀವ್ರ ನಿಗಾ ಘಟಕದಲ್ಲಿ ಇಡಬೇಕಾದಂತಹ ಪ್ರಸಂಗ, ಹಾಗೇನೆ ತೂಕ ಕಡಿಮೆ ಬೇಗ ಹುಟ್ಟಿದೆ ಅಂತ ಹೇಳಿ ಎಷ್ಟೋ ಸಲ ಶಿಶು ಮರಣ ಕೂಡ ಆಗುತ್ತೆ. ಹಾಗಾಗಿ ಈ ಕ್ಯಾಲ್ಸಿಯಂ ಏನಿದೆ ಇದು ಬಹಳ ಮುಖ್ಯ, ಇದನ್ನ ಎಲ್ಲಾ ಮಹಿಳೆಯರು ಕೂಡ ತಗೊಳ್ಬೇಕು. ಮತ್ತೆ ಈಗ ನಾನು ಹೇಳಿದೆ ಜೈವಿಕ ಕ್ರಿಯೆಗಳಲ್ಲಿ ಮುಟ್ಟು ನಿಲ್ಲೋದು, ಇದು ಕೂಡ ಒಂದು ಹಂತ ಹೆಂಗಸರ ಜೀವನದಲ್ಲಿ. ಅವಾಗ ಮುಟ್ಟು ನಿಂತಾಗ ಏನಾಗುತ್ತೆ, ನಮ್ಮ ದೇಹದಲ್ಲಿ ಈಸ್ಟ್ರೋಜಿನ್ ಹಾರ್ಮೋನ್ ಕಡಿಮೆ ಆಗುತ್ತೆ, ಅವಾಗ ಮೂಳೆಯ ಸವಿತ ಜಾಸ್ತಿ ಆಗುತ್ತೆ 30 ವರ್ಷದ ನಂತರ ಹೆಂಗಸರಿಗೆ. ಆದ್ರೆ ಈಸ್ಟ್ರೋಜಿನ್ ಹಾರ್ಮೋನ್ ಕಡಿಮೆ ಯಾವಾಗ ಆಗುತ್ತೆ ನಮ್ಮ ದೇಹದಲ್ಲಿ ಅಂದ್ರೆ ಮುಟ್ಟು ನಿಂತ ಮೇಲೆ, ಅವಾಗ ಈ ಮೂಳೆ ಸವಿತ ಜಾಸ್ತಿಯಾಗಿ ಅವರಿಗೆ ಮೂಳೆ ಸವಿಯೋದು, ಮೂಳೆ ಮೃದುವಾಗೋದು, ಮೂಳೆ ತೆಳ್ಳಗಾಗೋದು, ಈ ತರ ಎಲ್ಲ ತೊಂದರೆಗಳು ಜಾಸ್ತಿಯಾಗಿ ಅವಾಗ ಅವರಿಗೆ ಬೆನ್ನು ನೋವು ಎಲ್ಲ ಬರುತ್ತೆ. ಹಾಗಾಗಿ ಕ್ಯಾಲ್ಸಿಯಂ ಜೊತೆಗೆ ವೈಟಮಿನ್ ಡಿ3 ಅದನ್ನು ಕೂಡ ವೈದ್ಯರ ಸಲಹೆ ಮೇರೆಗೆ ಎಲ್ಲ ತಾಯಂದ್ರುಗಳು ತಗೊಳ್ಬೇಕಾಗುತ್ತೆ.
1: ಆಗ್ಲೇ ನೀವು ಆರಂಭದಲ್ಲಿ ಹೇಳಿದ್ರಿ ಮೇಡಮ್, ಈ ಬೆನ್ನು ನೋವು ಒಂದು ಬೇರೆ ಬೇರೆ ರೋಗಗಳ ಒಂದು ಲಕ್ಷಣ ಅಂತ ಅನ್ಬಿಟ್ಟು, ಬೇರೆ ಇನ್ಯಾವ ರೋಗಗಳಿಂದ ಈ ಬೆನ್ನು ನೋವನ್ನು ನಾವು ಕಾಣಬಹುದು?
0: ಈಗ ಹೆಂಗಸರಿಗೆ ರೋಗಗಳಿಂದ ಬರೋದು ಅಂತ ಹೇಳಿದ್ರೆ ನಾವೇನ್ ಹೇಳ್ತೀವಿ PID ಅಂತ ಹೇಳ್ತೀವಿ, ಅಂದ್ರೆ ಜನನಾಂಗ ಮಾರ್ಗದ ಸೋಂಕು ಮತ್ತೆ ಲೈಂಗಿಕ ಮಾರ್ಗದ ಸೋಂಕಿನಿಂದ ಬೆನ್ನು ನೋವು ಹೆಂಗಸರಲ್ಲಿ ಜಾಸ್ತಿ ಕಾಣಿಸ್ಕೊಳುತ್ತೆ. ಮತ್ತೆ ಇನ್ನೊಂದು ಎಂಡೋಮೆಟ್ರಿಯೋಸಿಸ್ ಅಂತ ಹೇಳ್ತೀವಿ, ಅಂದ್ರೆ ಗರ್ಭಕೋಶದ ಒಳಪದರ ಗರ್ಭಕೋಶದಲ್ಲಿ ಅಲ್ಲದೆ ಬೇರೆ ಕಡೆ ಬೆಳೆಯುತ್ತೆ, ಅದರಿಂದ ಕೂಡ ಬೆನ್ನು ನೋವು ತುಂಬಾ ಬರುತ್ತೆ. ಆಮೇಲೆ ಗರ್ಭಕೋಶ ಜಾರೋದು, ಇದು ಕೂಡ ಸರ್ವೇ ಸಾಮಾನ್ಯ ತೊಂದರೆ ಇದೆ. ಮತ್ತೆ ಫೈಬ್ರಾಯ್ಡ್ಸ್ ಅಂತ ಹೇಳ್ತೀವಿ, ಗರ್ಭಕೋಶದಲ್ಲಿ ಗಡ್ಡೆಗಳಾಗೋದು, ಅಂದ್ರೆ ಸಣ್ಣ ಸಣ್ಣ ಗಡ್ಡೆ ಆದಾಗ ಬೆನ್ನು ನೋವು ಬರಲ್ಲ, ತುಂಬಾ ದೊಡ್ಡದಾದಾಗ, ಅದು ಒಂದು 5 ತಿಂಗಳ ಗರ್ಭಿಣಿ ಸೈಜ್ ಏನಾದಾಗ ದೊಡ್ಡ ಗಡ್ಡೆ ಆದಾಗ ಬೆನ್ನು ನೋವು ಬರೋದು. ಅಂಡಾಶಯದಲ್ಲಿ ಗಡ್ಡೆಗಳಾದಾಗ ಅದು ನೀರಿನಿಂದ ತುಂಬಿದ ಗಡ್ಡೆನೇ ಆಗಿರ್ಬೋದು, ಆದ್ರೆ ದೊಡ್ಡ ಪ್ರಮಾಣವನ್ನು ಅದು ಮುಟ್ಟಿದಾಗ ಅಂದ್ರೆ ಹೊಕ್ಕಳವರೆಗೆ ಕೆಲವು ಸಲ ಹೊಟ್ಟೆ ದೊಡ್ಡದಾಗಿರುತ್ತೆ, ಅಥವಾ ಕ್ಯಾನ್ಸರ್ ಅಂಡಾಶಯದ ಕ್ಯಾನ್ಸರ್ ಆದಾಗ ಕೂಡ, ಮತ್ತೆ ಗರ್ಭಕೋಶದ ಕ್ಯಾನ್ಸರ್ ಆದಾಗ ಕೂಡ ಬೆನ್ನು ನೋವು ಒಂದು ಲಕ್ಷಣವಾಗಿ ಕಾಣಿಸ್ಕೊಳ್ಳುತ್ತೆ.
1: ಈಗ ಆಗ್ಲೇ ಹೇಳಿದ್ರಿ ಕ್ಯಾಲ್ಸಿಯಂ ಯಾತಕ್ಕೋಸ್ಕರ ಬೆನ್ನು ನೋವಿಗೆ ಸಂಬಂಧ ಪಡುತ್ತೆ ಅಂತ, ಮೂಳೆಯಲ್ಲಿರೋ ಕ್ಯಾಲ್ಸಿಯಂ ಸಾಂದ್ರತೆ ಪೂರ್ತಿ ಕಡಿಮೆ ಆದಾಗ ಈ ರೀತಿಯ ಒಂದು ನೋವು ಕಾಣಬಹುದು ಅಂತ ಅನ್ಬಿಟ್ಟು, ಗರ್ಭಿಣಿಯಾದಾಗ ತಗೊಂಡಿರ್ತಾರೆ ಆದ್ರೂ ಕೂಡ ಬೆನ್ನು ನೋವು ಬಂದಿರುತ್ತೆ ಅಂತ ಸಂದರ್ಭದಲ್ಲಿ ಕ್ಯಾಲ್ಸಿಯಂ ಸಾಂದ್ರತೆ ಕಡಿಮೆ ಇದೆ ಅಂತ ನಿಮಗೆ ಗೊತ್ತಾದ ಪಕ್ಷದಲ್ಲಿ ಯಾವ ರೀತಿಯ ಒಂದು ಚಿಕಿತ್ಸೆ ಕೊಟ್ಟು ಆ ಬೆನ್ನು ನೋವನ್ನ ಕಡಿಮೆ ಮಾಡೋದಕ್ಕೆ ನೀವು ಪ್ರಯತ್ನ ಮಾಡ್ತೀರಿ?
0: ಈಗ ಏನ್ ಗೊತ್ತಾಗಿ, ಬರೀ ಪೂರಕ ಕ್ಯಾಲ್ಸಿಯಂ ಬಗ್ಗೆ ಮಾತ್ರ ಹೇಳಲ್ಲ, ನಾವು ದೈನಂದಿನ ಆಹಾರದಲ್ಲಿ ಈಗ ಏನು ಗರ್ಭಿಣಿ ಇದ್ದಾಗ 9 ತಿಂಗಳು ಮಾತ್ರೆಗಳು ತಗೊಳ್ಬಹುದು. 9 ತಿಂಗಳು ಅಂದ್ರೆ 3 ತಿಂಗಳು ಒಳಗಡೆ ಬೇರೆ ಮಾತ್ರೆಗಳು, 3 ತಿಂಗಳ ನಂತರ ಕ್ಯಾಲ್ಸಿಯಂ ಐರನ್, ಮತ್ತೆ ಹೆರಿಗೆಯಾಗಿ 3 ತಿಂಗಳು ತಗೊಳ್ಬೇಕು ಅಂತೇಳಿ ಎಷ್ಟೋ ಜನ ಅದನ್ನು ತಗೊಳ್ಳೋದೇ ಇಲ್ಲ. ಆದ್ರೆ ಬರೀ ಮಾತ್ರೆಗಳು ಅಂತ ನಾನೇನು ಹೇಳೋದಿಲ್ಲ, ನಾವು ಏನು ದೈನಂದಿನ ಆಹಾರ ಏನಿದೆ ಸಮತೋಲನ ಆಹಾರವನ್ನು ನಾವು ತಗೊಳ್ಬೇಕು. ಅಂದ್ರೆ ದೇಹಕ್ಕೆ ಎಲ್ಲಾ ಬೇಕಲ್ಲ, ಈಗ ಕ್ಯಾಲ್ಸಿಯಂ ಯಾತ್ರಲ್ಲಿದೆ ಅಂತ ಹೇಳಿದ್ರೆ ಗ್ರೀನ್ ಲೀಫಿ ವೆಜಿಟೇಬಲ್ಸ್, ಹಸಿರು ಸೊಪ್ಪು ತರಕಾರಿಗಳಲ್ಲಿ, ಮತ್ತೆ ಹಾಲು ಮೊಸರು ಚೀಸ್ ಅಂತ ನಾವೇನ್ ಹೇಳ್ತೀವಿ ಅದರಲ್ಲಿ, ಹಣ್ಣುಗಳಲ್ಲಿ ನಾವು ಹೇಳೋದಾದ್ರೆ ನಮ್ಮಲ್ಲೇ ಸಿಗುವಂತಹ ಸೀತಾಫಲ ಏನಿದೆ ಅದು ತುಂಬಾ ರಿಚ್ ಸೋರ್ಸ್ ಆಫ್ ಕ್ಯಾಲ್ಸಿಯಂ, ಹಾಗೇನೆ ಬೀನ್ಸ್, ಕ್ಯಾರೆಟ್ ಮತ್ತೆ ಅದರಲ್ಲೆಲ್ಲ ಟೊಮ್ಯಾಟೊ ಬಹಳ ಅಲ್ಪ ಪ್ರಮಾಣದಲ್ಲಿದೆ, ಹಾಲು ಮತ್ತು ಮೊಟ್ಟೆ ಅದರಲ್ಲಿ ಕ್ಯಾಲ್ಸಿಯಂ ಕೂಡ ಜಾಸ್ತಿ ಇದೆ. ಸೊಪ್ಪು ತರಕಾರಿಗಳನ್ನ ತಿನ್ನೋದು, ಮತ್ತೆ ಈಗ ಆಲ್ಮಂಡ್ಸ್ ಅಂದ್ರೆ

0: ಬಾದಾಮಿ ವಾಲ್ನಟ್ ಜನ ಎಲ್ಲ ಈಗ ನಾವು ಹೇಳ್ತೀವಿ ಗರ್ಭಿಣಿಯರಿಗೆ ಬಂದಾಗ ಆ ಸೊಪ್ಪು ತರಕಾರಿ ಆಯಾ ಕಾಲದಲ್ಲಿ ಸಿಗುವಂತಹ ಆ ಹಣ್ಣು ಮತ್ತೆ ದ್ರಾಕ್ಷಿ ಗೋಡಂಬಿ ಬಾದಾಮ್ ಡ್ರೈ ಫ್ರೂಟ್ಸ್ ಅದನ್ನು ಖಂಡಿತ ಜನ ಉಪಯೋಗಿಸ್ತಾರೆ. ಅದರಲ್ಲೂ ಎಲ್ಲ ಕೂಡ ಕ್ಯಾಲ್ಸಿಯಂ ಇರುತ್ತೆ. ಮತ್ತೆ ರಾಗಿ ಬಹಳ ಮುಖ್ಯವಾಗಿ ರಾಗಿಯಲ್ಲಿ ಕ್ಯಾಲ್ಸಿಯಂ ಅಂಶ ಜಾಸ್ತಿ ಇರುತ್ತೆ. ನಿಮ್ಗೆ ಗೊತ್ತಿದ್ದಾಗೆ ರಾಗಿ ತಿಂದವರು ತುಂಬಾ ಗಟ್ಟಿ ಅಂತ ಎಲ್ಲ ಹೇಳ್ತಾರಲ್ವಾ. ಹಾಗಾಗಿ ರಾಗಿ ಕ್ಯಾಲ್ಸಿಯಂ ಪೂರೈಕೆಯಲ್ಲಿ ಒಳ್ಳೆಯ ಆಹಾರ. ಹಾಗಾಗಿ ದೈನಂದಿನ ಆಹಾರಕ್ಕೆ ನಾವು ಜಾಸ್ತಿ ಪ್ರಾಮುಖ್ಯತೆಯನ್ನು ಕೊಡಬೇಕೇ ವಿನಃ ಬರೀ ಟಾನಿಕ್ ಮಾತ್ರೆಗಳು ಅದಕ್ಕೆ ಏನು ಇದೆಲ್ಲ, ಆದ್ರೆ ನಾವೇನ್ ತಗೊಂಡು ಅದು ಸಾಕಾಗಲ್ಲ ಅನ್ನೋದ್ರಿಂದ ಮಾತ್ರ ಅಂದ್ರೆ ಡಿಮ್ಯಾಂಡ್, ಈಗ ಗರ್ಭಿಣಿಯಾದ ಸಂದರ್ಭದಲ್ಲಿ ಮಗು ಡಿಮ್ಯಾಂಡ್ ಮಾಡುತ್ತೆ, ಅದು ಕೇಳುತ್ತೆ ತನ್ನ ಬೆಳವಣಿಗೆಗೆ, ಹಾಗಾಗಿ ಅವರಿಗೆ ಕ್ಯಾಲ್ಸಿಯಂ ಪೂರೈಕೆ ಮಾಡುವಂತಹ ಅವಶ್ಯಕತೆ ಇರುತ್ತೆ.
1: ಹೆಚ್ಚುವರಿ ಕೊಡಬೇಕು,
0: ಹೆಚ್ಚುವರಿ ಕೊಡಬೇಕಾಗುತ್ತೆ.
1: ಈಗ ಬೆನ್ನವನ್ನ ಪೂರ್ತಿಯಾಗಿ ವಾಸಿ ಮಾಡೋದಕ್ಕೆ ಸಾಧ್ಯನಾ ಅಂತ,
0: ಬೆನ್ನವನ್ನ ಪೂರ್ತಿಯಾಗಿ ವಾಸಿ ಮಾಡೋದು ಅಂದ್ರೆ ಅದಕ್ಕೆ ಕಾರಣವನ್ನು ತಿಳ್ಕೊಳ್ಬೇಕು. ವಾಸಿಯಾಗಿ ಮಾಡಬಹುದಂತಹ ಕಾರಣಗಳಿದ್ದಾಗ ಅದು ಖಂಡಿತ ವಾಸಿ ಆಗುತ್ತೆ. ಕಾರಣ ಏನು ಅಂತ ತಿಳ್ಕೊಳ್ಬೇಕಾಗುತ್ತೆ.
1: ಅಂದ್ರೆ ಸರಳವಾದ ಕಾರಣಗಳಾದ್ರೆ ಆಗುತ್ತೆ. ಕ್ಯಾನ್ಸರ್ ಅಂತದ್ದು ದೊಡ್ಡ ದೊಡ್ಡ ಕಾರಣಗಳಿಂದ ಬಂದಂತದ್ದಾದ್ರೆ ಅದು ಪೂರ್ಣವಾಗಿ ಗುಣವಾದಾಗ ಇದು ಕೂಡ ಆಟೋಮ್ಯಾಟಿಕ್ ಆಗಿ ಗುಣವಾಗುತ್ತೆ. ಈಗ ಯೋಗ ಮಾಡಬಹುದು, ವ್ಯಾಯಾಮ ಮಾಡಬೇಕು, ಒಂದಿಷ್ಟು ವಾಕಿಂಗ್ ಮಾಡಬೇಕು ಅಂತೆಲ್ಲ ಸಲಹೆಗಳನ್ನ ಕೊಡ್ತಾರೆ ವೈದ್ಯರು. ಈ ಕಾಲು ನೋವು ಬೆನ್ನೋವು ಬರೋದನ್ನ ದೂರ ಮಾಡೋದಕ್ಕೆ, ಮತ್ತೆ ನೀವು ಆಗ್ಲೇ ಹೇಳಿದ್ರಿ ಹೆಚ್ಚಾದ ತೂಕ ಕೂಡ ಬೆನ್ನೋವಿಗೆ ಕಾರಣ ಅಂತನ್ಬಿಟ್ಟು, ಇವುಗಳೆಲ್ಲದರ ಹಿಂದೆ ಯೋಗದ ಮತ್ತೆ ವ್ಯಾಯಾಮದ ಪಾತ್ರ ಏನಿದೆ ಬೆನ್ನೋವು ಬಗ್ಗೆ?
0: ಈಗ ಯಾವುದೇ ಒಂದು ನಾವು ಕಾಯಿಲೆ ಬಂದಾಗ ಸರಿಯಾದ ಸಮಯದಲ್ಲಿ ಸೂಕ್ತ ಸಲಹೆ ಸಮಾಲೋಚನೆ ಮತ್ತು ಔಷಧೋಪಚಾರವನ್ನು ನಾವು ತಜ್ಞ ವೈದ್ಯರಿಂದ ಮಾಡ್ಕೊಳ್ಳೋದು ಒಂದು. ಅವಾಗ ಕಾರಣವನ್ನು ಕಂಡುಹಿಡಿದು ಅದಕ್ಕೆ ಸರಿಯಾದ ಔಷಧೋಪಚಾರವನ್ನು ನಾವು ಕೊಡ್ತಾರೆ. ಆಮೇಲೆ ನಾವು ಏನ್ ಹೇಳ್ತೀವಿ, ಈಗ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂದ್ರೆ ನಾವು ಕೂತ್ಕೊಳ್ಳುವಾಗ ಭಂಗಿ ಏನಿದೆ ಅಲ್ಲ, ಕೂತ್ಕೊಳ್ಳುವ ಭಂಗಿ, ಇಡೀ ದಿವಸ ಟಿವಿ ನೋಡ್ತಾ ಇರುವಾಗ ಕೂತ್ಕೊಳ್ಳುವ ಭಂಗಿ, ಅಥವಾ ಕೆಲಸ ಮಾಡುವಾಗ ಕೂತ್ಕೊಳ್ಳುವ ಭಂಗಿ, ಬಗ್ಗುವಾಗ ನಾವು ಏನು ನಮ್ಮ ಸ್ಪೈನಲ್ ಕಾರ್ಡ್ ಬಗ್ಗೆ ಯೋಚನೆ ಮಾಡದೇನೆ ಬೆನ್ನು ಮೂಳೆಗಳೇ ಏಕದಮ್ನೆ ನಾವು ಬಗ್ತೀವಿ, ಏಕದಮ್ನೆ ಭಾರವನ್ನು ಎತ್ತಿತೀವಿ ಒಂದೇ ಕೈಯಲ್ಲಿ, ಅಥವಾ ಏಕದಮ್ನೆ ಟ್ವಿಸ್ಟ್ ಅಂತ ಆ ಕಡೆ ಈ ಕಡೆ ಹೆಂಗೆಂಗೋ ಭಂಗಿಯಲ್ಲಿ ತಿರುಗ್ತೀವಿ ಮಲ್ಕೊಳ್ತೀವಿ, ಇದ್ರ ಬಗ್ಗೆ ನಾವು ಗಮನವನ್ನ ಜಾಸ್ತಿ ಕೊಡಬೇಕಾಗತ್ತೆ. ಹಾಗೇನೆ ಈಗ ಆರೋಗ್ಯವಂತ ಜೀವನವನ್ನು ನಾವು ನಡೆಸಬೇಕು ಅಂತ ಹೇಳಿದ್ರೆ ಆರೋಗ್ಯಕರ ಅಭ್ಯಾಸಗಳನ್ನ ನಾವು ಬೆಳೆಸಬೇಕಾಗುತ್ತೆ. ಅದನ್ನು ಕೂಡ ಬೆನ್ನು ಮೂಳೆಯ ಆರೋಗ್ಯವನ್ನು ಕಾಪಾಡುವಲ್ಲಿ ನಾವು ಆರೋಗ್ಯಕರ ಅಭ್ಯಾಸಗಳನ್ನ ಬೆಳೆಸ್ಕೊಳ್ಬೇಕಾಗತ್ತೆ. ಈಗ ಯೋಗದ ಬಗ್ಗೆ ಹೇಳಿದ್ರೆ ಯಾವುದೇ ಒಂದು ಈಗ ಯೋಗ ಇರ್ಬೋದು ಅಥವಾ ವ್ಯಾಯಾಮ ಯಾವುದೇ ಒಂದು ಮಟ್ಟ ಅದು ಖಂಡಿತ ಸಹಾಯವನ್ನ ಮಾಡುತ್ತೆ. ಅಂದ್ರೆ ತಜ್ಞರಿಂದ ಆಯಾ ಕಾಯಿಲೆಗಳಿಗೆ ಸಂಬಂಧಪಟ್ಟಾಗ ಈಗ ಸ್ಲಿಪ್ ಡಿಸ್ಕ್ ಆಗಿ ಅವಾಗ ಅವ್ರಿಗೆ ಹೇಳ್ತಾರೆ ಮುಂದೆ ಬಗ್ಬಾರ್ದು ಸೈಡ್ ಬೆಂಡಿಂಗ್ ಎಲ್ಲ ಮಾಡಬಾರ್ದು ಅಂತ, ಹಾಗಾಗಿ ತಜ್ಞ ವೈದ್ಯರಿಂದ ಸಲಹೆಯನ್ನ ಪಡೆದು ಯಾವ ತರ ಯೋಗ ಮತ್ತು ವ್ಯಾಯಾಮ ಅದು ಖಂಡಿತ ಉಪಶಮನಕಾರಿಯಾಗಿ ಕೆಲಸವನ್ನ ಮಾಡುತ್ತೆ. ಸೂಕ್ತ ಸಮಯದಲ್ಲಿ ಚಿಕಿತ್ಸೆ ಮತ್ತೆ ಸ್ವಚಿಕಿತ್ಸೆ ಸಲ್ಲದಲ್ಲ, ಯಾವುದೇ ಕಾರಣಕ್ಕೂ ಅದನ್ನ ಮಾಡಬಾರದು,
1: ಸ್ವಯಂ ವೈದ್ಯರಾಗಬಾರದು
0: ಖಂಡಿತ.
1: ಆದ್ರೆ ನಂದು ಒಂದು ಪ್ರಶ್ನೆ ಏನಂದ್ರೆ, ಹಳ್ಳಿಗಳಲ್ಲಿ ದೂರದಲ್ಲಿ ಇರ್ತಾರೆ ಡಾಕ್ಟರ್, ತಕ್ಷಣಕ್ಕೆ ಸಿಕ್ಕೋದಿಲ್ಲ, ತುಂಬಾ ಬೆನ್ನೋವು ಶುರು ಆಗ್ಬಿಡುತ್ತೆ, ಅಂತ ಸಂದರ್ಭದಲ್ಲಿ ತಕ್ಷಣ ಏನ್ ಮಾಡಬಹುದು ಮನೆಯಲ್ಲೇನೆ?
0: ಈಗ ಮನೆಯಲ್ಲೇನೆ ಎಲ್ಲರೂ ಕೂಡ ಒಂದು ಶಾಖ ತಗೊಳ್ಳೋದು, ರೆಸ್ಟ್ ತಗೊಳ್ಳೋದು. ಮೊದಲನೇದಾಗಿ ತುಂಬಾ ಶ್ರಮಜೀವಿ ಆದಾಗ ಹೆಂಗಸರಿಗೆ ಅದೇ ಕೊರತೆ ಇದೆ. ಅವರು ಇಡೀ ದಿವಸ ಹೊರಗಡೆನೂ ಕೆಲಸ ಮಾಡ್ತಾರೆ, ಒಳಗಡೆನೂ ಕೆಲಸ ಮಾಡ್ತಾರೆ, ಅವರಿಗೆ ನಿಜವಾಗ್ಲೂ ವಿಶ್ರಾಂತಿ ಇಲ್ಲ. ಹಾಗಾಗಿ ರೆಸ್ಟ್ ತಗೊಳ್ಳೋದು ಮೊದಲನೇದು. ಮತ್ತೆ ಆ ನೋವಿದ್ದ ಜಾಗಕ್ಕೆ ನೋವು ಉಪಶಮನಕಾರಿ ಜೆಲ್ ಮುಲಾಮ್ ಆಯಿಂಟ್ಮೆಂಟ್ ಏನಾದ್ರು ಇರುತ್ತೆ ಅದನ್ನ ಹಚ್ಕೊಳ್ಳೋದು, ಶಾಖವನ್ನು ತಗೊಳ್ಳೋದು, ಇದನ್ನ ತಾತ್ಕಾಲಿಕವಾಗಿ ಮಾಡ್ಲಿ. ಆದಷ್ಟು ಬೇಗ ವೈದ್ಯರನ್ನ ಸಂಪರ್ಕ
1: ಕಾಣೋದು ಒಳ್ಳೇದು. ವಿಶ್ರಾಂತಿ ತಗೊಳ್ಬೇಕು ಅಂತ ಹೇಳಿದ್ರಿ, ಅದು ತಕ್ಷಣ ಮಾಡಬೇಕಾಗಿರುವಂತದ್ದು ಅಂತ, ಯಾವ ರೀತಿ ಮಲ್ಕೊಳ್ಬೇಕು? ಅಂಗಾತ ಮಲಗ್ಬೇಕು, ಮಗ್ಗುಲಾಗಿ ಮಲ್ಕೋಬೇಕಾ, ಮಗುಚಿ ಮಲ್ಕೊಳ್ಬೇಕಾ, ಅಥವಾ ಒಂದು ಕುರ್ಚಿ ಮೇಲೆ ಕಾಲು ಚಾಚಿಕೊಂಡು ಕುಳಿತುಕೊಳ್ಳೋದು, ಯಾವ ಭಂಗಿ ಅತ್ಯಂತ ಸೂಕ್ತ ಬೆನ್ನು ಬಂದಾಗ ಅಂತ?
0: ಅದು ಭಂಗಿಯನ್ನ ಜನರೇ ತಿಳ್ಕೊಳ್ತಾರೆ, ಅವರೇ ಅಂತಾರೆ ನಂಗೆ ನೆಟ್ಟು ಮಲ್ಕೊಂಡ್ರೆ ಜಾಸ್ತಿ ಆಗತ್ತೆ, ಸೈಡಿಗೆ ತಿರುಗಿದ್ರೆ ನೋವು ಕಡಿಮೆ ಆಗತ್ತೆ. ಹಾಗೆ ಅದು ಅವರು ಯಾವ ತರದ ಬೆನ್ನು ಇದೆ ಅದ್ರ ಮೇಲೆ ಅವಲಂಬಿತವಾಗಿದೆ, ನಾವು ಹೀಗೆ ಹೇಳಕ್ಕಾಗಲ್ಲ. ಆದ್ರೆ ಅವರಿಗೆ ಕಂಫರ್ಟಬಲ್ ಯಾವುದು ಸುಖಾಸನ ಅನ್ಸುತ್ತೆ ಅದರಲ್ಲಿ ಅವರು ಮಾಡಬೇಕು. ಮತ್ತೆ ಗರ್ಭಿಣಿ ಇದ್ದಾಗ ನಾವು ಅವ್ರಿಗೆ ಏನ್ ಹೇಳ್ತೀವಿ, ಆದಷ್ಟು ಎಡಗಡೆ ತಿರುಗಿ ಮಲ್ಕೊಳ್ಳೋದು ಒಳ್ಳೇದು ಅಂತ ಹೇಳ್ತೀವಿ. ಗರ್ಭಿಣಿ ಇದ್ದಾಗ ನೆಟ್ಟಿಗೆ ಮಲ್ಕೊಳ್ಳೋದಕ್ಕಿಂತ ಲೆಫ್ಟ್ ಲ್ಯಾಟ್ರಲ್ ಎಡಗಡೆ ತಿರುಗಿ ಮಲ್ಕೊಳ್ಳೋದು, ಒಂದೇ ಸಮಯ ಎಡಕಡೆಗೆ ಆಗಲ್ಲ ಅವಾಗ ಬಲಗಡೆ ಮಲ್ಕೋಗ್ಲಿ, ಆದ್ರೆ ನೇರವಾಗಿ ಜಾಸ್ತಿ ಹೊತ್ತು ಮಲ್ಕೊಳ್ಳೋದು ಬೇಡ, ರಕ್ತ ಸಂಚಲನಕ್ಕೆ ಅದು ಸರಿಯಲ್ಲ ಅಂತ ಗರ್ಭಿಣಿಯರಿಗೆ ನಾವು ಹೇಳ್ತೀವಿ
1: ಸಲಹೆ. ಹಾಗಾದ್ರೆ ನೇರ ಅವರಿಗೆ ಯಾವ ರೀತಿ ಬೆನ್ನೋವಿರುವಂತಹ ಮಹಿಳೆಗೆ ಯಾವ ರೀತಿ ಹಿತ ಅನ್ಸುತ್ತೆ ಆ ರೀತಿ ಮಲ್ಕೊಳ್ಬಹುದು ಅಂತ ಹೇಳಿದ್ರಿ. ದಿಂಬು ಎಷ್ಟಿಟ್ಕೊಳ್ಬೇಕು, ಎತ್ತರ ಇದ್ರೆ ಒಳ್ಳೇದಾ, ಕಡಿಮೆ ಇದ್ರೆ ಒಳ್ಳೇದಾ ಅಂತ?
0: ಇಲ್ಲ, ದಿಂಬು ಕೂಡ ಕೆಲವರು ತುಂಬಾ ಜನ ಈಗ ಕುತ್ತಿಗೆ ನೋವು ಅಂತ ಏನು ನರಳ್ತಾ ಇರ್ತಾರೆ, ಅವ್ರು ಹೇಳ್ತಾರೆ ನಂಗೆ ದಿಂಬು ವ್ಯತ್ಯಾಸ ಆಯ್ತು, ಅಥವಾ ದಿಂಬು ಎರಡೇ ದಿಂಬು ಇಟ್ಕೊಂಡಿದ್ದೆ ಅಥವಾ ಒಂದೇ. ಅದು ಅವರ ಇದಕ್ಕೆ ಅವರೇ ಕಂಡಿಡ್ಕೊಳ್ಬೇಕು ಅದನ್ನ. ಆ ದಿಂಬು

0: ಮುಂಚೆನೆ ಕೂಡ ಕೆಲವು ಕಾಯಿಲೆಗಳಲ್ಲಿ ಮಲ್ಕೊಳ್ಳಕ್ಕೆ ವೈದ್ಯರು ಸಲಹೆ ಸೂಚನೆಯನ್ನು ಕೊಡ್ತಾರೆ. ದಿಮ್ಮಿಲ್ದೇನು ಕೆಲವು ಸಲ ಮಲ್ಕೊಳ್ಬೇಕಾಗತ್ತೆ. ಇಲ್ಲ ಇಲ್ಲ, ಬೇಕಾಗತ್ತೆ, ದಿಂಬು ಬೇಕು. ಆದ್ರೆ ಕಾಯಿಲೆ ಅಂತ ಬಂದಾಗ ಇದನ್ನೆಲ್ಲ ಸ್ವಲ್ಪ
1: ಗಮನಿಸಬೇಕಾಗತ್ತೆ. ಈಗಾಗಲೇ ನೀವು ಹೇಳಿದ್ರಿ, ಮಹಿಳೆಯರು ಹೊತ್ತೊತ್ತಿಗೆ ಊಟ ಮಾಡಬೇಕು, ಆಹಾರ ಪದಾರ್ಥಗಳಲ್ಲಿ ಅವರು ಈ ರೀತಿ ಕ್ಯಾಲ್ಸಿಯಂ ಯುಕ್ತ ಆಹಾರ, ಹಸಿರು ತರಕಾರಿಗಳನ್ನೆಲ್ಲ ತಗೊಳ್ಬೇಕು ಅಂತನ್ಬಿಟ್ಟು, ಯಾವ ಒಂದು ಅತ್ಯಂತ ಸಮತೋಲನ ಆಹಾರ ಬೆನ್ನು ನೋವಿರುವಂತಹ ಮಹಿಳೆಗೆ ನೀವು ಸಲಹೆ ಕೊಡ್ತೀರಿ, ಒಂದೊಂದ್ಸಲ ನಮ್ಮ ಗೆಳತಿಯರಿಗಾಗಿ ಹೇಳಿ.
0: ಈಗ ಸಮತೋಲನ ಆಹಾರ ಅಂತ ಹೇಳಿದ್ರೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಎಲ್ಲರಿಗೂ ಕೂಡ ಒಂದು ಆಪಲ್ ಗಾದೆನೆ ಇದೆಯಲ್ಲ, ಆದ್ರೆ ಆಪಲ್ 200 ರೂಪಾಯಿ ಕೆಜಿ ಆಗಿದ್ರೆ ಖಂಡಿತ ತಗೊಳ್ಳೋದು ಬೇಡ. ಆಯಾ ಕಾಲದಲ್ಲಿ ಸಿಗುವಂತಹ ಸೊಪ್ಪು ತರಕಾರಿ ಹಣ್ಣುಗಳು, ಅದು ಬೇಯಿಸಿದ್ದಿರ್ಬೋದು ಹಸಿದಿರ್ಬೋದು, ಆಮೇಲೆ ಕಾಳುಗಳು, ಯಾವುದೇ ಕಾಳುಗಳು, ಕಾಳುಗಳು ಹಸಿ ಯಾವುದು, ಈಗ ಹೆಸರು ಕಾಳು, ಕೆಲವು ಕಾಳು ಮಾತ್ರ ಮೊಳಕೆ ಕಟ್ಟಿ ಹಸಿ ತಿನ್ಬೋದು, ಬಾಕಿದೆಲ್ಲ ಕೆಲವು ಬೇಯಿಸಬೇಕಾಗತ್ತೆ. ಹಸಿ ಕಾಳು, ಹಸಿ ತರಕಾರಿಗಳು ಜಾಸ್ತಿ ತಿನ್ನೋದು, ಹಾಗೇನೆ ಅದನ್ನ ಉಸುಳಿ ರೂಪದಲ್ಲಿ ಮಾಡಿ ತಿನ್ನೋದು, ಎಲ್ಲ ಹಸಿ ತರಕಾರಿಗಳು ಅದಕ್ಕೆ ಮಿಶ್ರಣ. ಹಾಗೇನೆ ನಾವು ನಮಗೆ ಕೈಗೆಟುಕುವಂತಹ ಕಾಲದಲ್ಲಿ ಸಿಗುವಂತಹ ಹಣ್ಣು ಸೊಪ್ಪು ತರಕಾರಿ, ಹಾಲು ಹಾಲು ಬಾಳೆಹಣ್ಣಂತೂ ವರ್ಷ ಇಡೀ ಸಿಗತ್ತೆ. ಹಾಗೆ ಆಯಾ ಕಾಲದಲ್ಲಿ ಸಿಗುವಂತಹ, ಅದ್ರ ಸೀತಾಫಲದಲ್ಲಿ ಕ್ಯಾಲ್ಸಿಯಂ ಕೂಡ ಜಾಸ್ತಿ ಆಗುತ್ತೆ, ಮತ್ತೆ ಹಾಲು ಮತ್ತೆ ಮೊಸರು ಅದನ್ನ ನಾವು ಜನಕ್ಕೆ ಹೇಳ್ತೀವಿ, ಅವ್ರು ಯಾವಾಗ ಎದೆವರಿ ಅಂತ ಎಲ್ಲ ಬರ್ತಾರೆ, ನೀವು ಹಾಲು ಮತ್ತೆ ಮೊಸರು ಅದನ್ನ ಅಭ್ಯಾಸ ಮಾಡಬೇಕು ಅಂತ. ಅದು ಕೂಡ ಹಾಲಿನ ಉತ್ಪನ್ನಗಳನ್ನ ಜಾಸ್ತಿ ಸೇವಿಸ, ಮತ್ತೆ ಮೊಟ್ಟೆ, ಕ್ಯಾಲ್ಸಿಯಂ ಆಹಾರ, ಮತ್ತೆ ರಾಗಿ, ಇದರಲ್ಲೆಲ್ಲ ಜಾಸ್ತಿ
1: ರಾಗಿ ಹೆಚ್ಚು ಹೆಚ್ಚು ಬಳಸೋದ್ರಿಂದ. ಹೌದು, ರಾಗಿ ಅಂಬಲಿ ಇರಬಹುದು, ರಾಗಿ ಮುದ್ದೆ ಇರಬಹುದು, ಮತ್ತೆ ರಾಗಿ ಹುರಿ ಹಿಟ್ಟು
0: ಖಂಡಿತ
1: ಕನಿಷ್ಠ ಆಗುತ್ತೆ ಆ ರೂಪದಲ್ಲಿ ಸೇವಿಸಿ.
0: ಆಮೇಲೆ ಅದಲ್ಲದೆ ಜೋನಿ ಬೆಲ್ಲ ಅಂತ, ಈ ಜೋನಿ ಬೆಲ್ಲದಲ್ಲಿ ಏನಾಗುತ್ತೆ, ಐರನ್, ಬೆಲ್ಲದಲ್ಲಿ ಐರನ್ ಮತ್ತೆ ಅದು ಕ್ಯಾಲ್ಸಿಯಂ ಕೂಡ ಇರುತ್ತೆ. ಈಗ ಈ ಸಾಗರ ಸಿರ್ಸಿ ಆ ಕಡೆ ಎಲ್ಲ ಜೋನಿ ಬೆಲ್ಲ ಎಲ್ಲ
1: ಸಿಗುತ್ತೆ,
0: ಹಾ, ಅದು ಅದರಲ್ಲೂ ಕೂಡ ದಟ್ ಈಸ್ ರಿಚ್ ಸೋರ್ಸ್ ಆಫ್ ಕ್ಯಾಲ್ಸಿಯಂ, ಅದರಲ್ಲೂ ಕೂಡ ಕ್ಯಾಲ್ಸಿಯಂ. ಮತ್ತೆ ಇದು ಗಿಣ್ಣ,
1: ಗಿಣ್ಣ
0: ಅಲ್ಲ, ಅದು ಕೂಡ ತುಂಬಾ
1: ಚೆನ್ನಾಗಿ ಕ್ಯಾಲ್ಸಿಯಂ ಯುಕ್ತವಾದಂತಹ ಆಹಾರ. ವಾಕಿಂಗ್ ಎಲ್ಲ ಎಷ್ಟು ಹೊತ್ತು ಮಾಡಬೇಕಾಗ್ಬಹುದು?
0: ವಾಕಿಂಗ್ ಅಂತ ಹೇಳಿದ್ರೆ ಇಷ್ಟೇ ಹೊತ್ತು ಅಂತಲ್ಲ, ವಾಕಿಂಗ್ ಸಕ್ರಿಯವಾಗಿ ಆಕ್ಟಿವಿಟೀಸ್ ಅಂದ್ರೆ ಚಟುವಟಿಕೆಯಿಂದ ಇರಬೇಕು ಅಂತ ಹೇಳಿದ್ರೆ ಒಂದು ಅರ್ಧ ಗಂಟೆಯಿಂದ 40 ನಿಮಿಷ ಮಾಡಬೇಕು ಅಂತೀವಿ. ಅದು ಶುರು ಮಾಡುವಾಗ ಬೇಕಾದ್ರೆ ಒಂದು 1/2 ಕಿಲೋಮೀಟರ್ ಶುರು ಮಾಡೋದು ಅಥವಾ ಇನ್ನೂ ಕಡಿಮೆ, ಆಮೇಲೆ ನಾವು ಜಾಸ್ತಿ ಹಂಗೆ ಹೋಗಿದ್ದಾಗೆ ಅದನ್ನ ಮಾಡಬೇಕು. ಅದನ್ನ ಒಂದು 30-40 ನಿಮಿಷ ಅದು ಬ್ರಿಸ್ಕ್ ವಾಕ್ ಅಂತ ಹೇಳ್ತಾರೆ, ಅದನ್ನು ಮಾಡಿದ್ರೆ ಒಳ್ಳೇದು,
1: ತುಂಬಾ ಒಳ್ಳೇದು. ಬೆನ್ನು ತುಂಬಾ ಇರೋರು ಅಥವಾ ಸ್ಲಿಪ್ ಡಿಸ್ಕ್ ಇರೋರು ಈ ತರ ವಾಕಿಂಗ್ ಮಾಡೋದು ಸೂಕ್ತ ಅಲ್ಲ ಅಂತಾನು ಹೇಳ್ತಾರಲ್ಲ, ಹೌದಾ?
0: ತಜ್ಞ ವೈದ್ಯರಿಂದ ಅವರವರ ಕಾಯಿಲೆಗಳಿಗೆ ಡಾಕ್ಟರ್ ಏನ್ ಹೇಳ್ತಾರೆ ಅದನ್ನ ಮಾಡ್ಬೇಕು. ಬರೀ ನಡೆಯೋದೊಂದೇ ಅಲ್ಲ, ಮೆಟ್ಲತ್ತದು, ಭಾರ ಎತ್ತದೆ ಇರೋದು, ಆತರ ಎಲ್ಲ ಅವ್ರೇನು ಅಡ್ವೈಸ್ ಕೊಡ್ತಾರೆ, ತಜ್ಞ ವೈದ್ಯರ ಸಲಹೆಯನ್ನ ಪಾಲಿಸೋದು ಒಳ್ಳೇದು,
1: ತುಂಬಾ ಒಳ್ಳೇದು.
0: ಈಗ ನಿಮ್ಗೆ ಮಿಸ್ಕನ್ಸೆಪ್ಷನ್ಸ್ ಬಗ್ಗೆ ಅಂದ್ರೆ, ಜನರಲ್ಲಿ ಬೆನ್ನು ನೋವಿಗೆ ಅವ್ರ ಮನಸ್ಸಿನಲ್ಲಿ ಕೆಲವು ನಂಬಿಕೆಗಳಿದೆ, ಅದು ಅಂದ್ರೆ ಸತ್ಯ ಅಲ್ಲ, ಅದು ಮಿಥ್ಯ. ಅದ್ರ ಬಗ್ಗೆ ನಾನು ಕೂಡ ಹೇಳಕ್ ಇಷ್ಟಪಡ್ತೀನಿ. ಈಗ ಜನ ಸಾಮಾನ್ಯವಾಗಿ ನಮ್ಗೆ ಏನ್ ಹೇಳ್ತಾರೆ ಅಂದ್ರೆ, ನಂಗೆ ಸಿಸೇರಿಯನ್ ಆಯ್ತು ನೋಡಿ ಡಾಕ್ಟ್ರೆ, ಬೆನ್ನಿಗೆ ಇಂಜೆಕ್ಷನ್ ಕೊಟ್ರಲ್ಲ ಅವಾಗಿಂದ ನಂಗೆ ಬೆನ್ನೋವು.
1: ಅದೌದು, ಇದು ನಾನು ತುಂಬಾ ಜನರ ಬಾಯಲ್ಲಿ ಕೇಳಿದ್ದೀನಿ, ಆ ಇಂಜೆಕ್ಷನ್ ಕೊಟ್ಮೇಲೆ ನನ್ ಬೆನ್ನು ನಿಂತು ಬಿಟ್ಟಿದೆ, ನನಗೆ 10 ವರ್ಷ ಆದ್ರೂ ಹೋಗಿಲ್ಲ ಅಂತನ್ಬಿಟ್ಟು.
0: ಅಲ್ಲ, ಅದಕ್ಕೆ ನಾ ಕಾರಣ ಹೇಳ್ತೀನಿ. ಬೆನ್ನು ಅವಾಗ ಇಂಜೆಕ್ಷನ್ ಕೊಡೋದು ಬರೀ ಆ ಜಾಗ ಹೊಕ್ಕಲಿಂದ ಕೆಳಗಡೆ ಮರಗಟ್ಟೋ ಹಾಗೆ ನೋವು ಆಕೆಗೆ ಗೊತ್ತಾಗ್ದ ಇದ್ದ ಹಾಗೆ ನಾವು ಆಪರೇಷನ್ ಮಾಡುವಾಗ, ಆದ್ರೆ 1 ಗಂಟೆ ನಂತರ ಆಪರೇಷನ್ ಆಗಿ ಅವ್ರು ಮತ್ತೆ ನೋವು ಅಂತಾರೆ, ಹೌದಲ್ಲ? ಅದ್ರದ್ದು 1 ಗಂಟೆ ಮಾತ್ರ ಇರುತ್ತೆ ಅದ್ರದ್ದು ಇಫೆಕ್ಟ್. ಹಾಗಾಗಿ ಬೆನ್ನು ನೋವಿಗೂ ಮತ್ತೆ ಬೆನ್ನಿಗೆ ಇಂಜೆಕ್ಷನ್ ಕೊಡೋದಕ್ಕೂ ಏನ್ ಕಾರಣ ಇಲ್ಲ. ಯಾಕೆಂದ್ರೆ ಅವ್ರಿಗೆ ಸಣ್ಣ ಮಕ್ಳು ಇರ್ತಾರೆ, ಅವ್ರ ಹಾಲು ಕುಡಿಸ್ತಾ ಇರ್ತಾರೆ, ಅವ್ರ ಹಾಲೆಲ್ಲ ದಿವಸಕ್ಕೆ 2-3 ಸಲ ತಗೊಳ್ತಾ ಇರಲ್ಲ, ಮಗು ಪೂರ್ತಿ ಕ್ಯಾಲ್ಸಿಯಂನ ತಗೊಳ್ತಾ ಇರತ್ತೆ. ಹಾಗಾಗಿ ಆಕೆಗೆ ಮತ್ತೆ ನಿದ್ರೆ ಇರಲ್ಲ, ಇಡೀ ದಿವಸ ಮಗು ಅಳದು ಏಳದು ಶಾಂತಿಯಲ್ಲ ಇರಲ್ಲ. ಹಾಗಾಗಿ ಆ ಸಮಯದಲ್ಲಿ ಬಾಣಂತಿಯಲ್ಲಿ ಹೆಂಗಸರಿಗೆ ಬೆನ್ನೋವು ಜಾಸ್ತಿ ಇರುತ್ತೆ. ಇನ್ನ ಕಾಪಾಟಿ ಹಾಕೊಂಡವರು, ನಾ ಕಾಪಾಟಿ ಹಾಕೊಂಡಾಗಿಂದ ಬೆನ್ನೋವಿದೆ, ಮತ್ತೆ ಈಗ ಆಪರೇಷನ್ ಮಾಡಿಸ್ಕೊಂಡವರು, ಈಗ ಟಿಬೆಕ್ಟಮಿ ಕೈ ಆಪರೇಷನ್ ಅಂತಾರೆ ಜನ, ಮತ್ತೆ ಲೆಪ್ರೋಸ್ಕೋಪಿ ಉದರದರ್ಶಕ ಶಸ್ತ್ರಚಿಕಿತ್ಸೆ, ಅವಾಗಿಂದ ನಂಗೆ ಬೆನ್ನೋವು ಅಂತ ಹೇಳ್ತಾರೆ. ಆದ್ರೆ ಅದಕ್ಕೂ ಅದಕ್ಕೂ ಎಲ್ಲ ಏನು ನೇರ ಸಂಬಂಧ ಇಲ್ಲ. ಬೇರೆ ಬೇರೆ ಕಾರಣಗಳಿಂದ ಅವರಿಗೆ ಬೆನ್ನೋವು ಬಂದಿರಬಹುದು, ಅವರಿಗೆ ವಿಶ್ರಾಂತಿ ಸಿಕ್ಕಿರ್ಲಿಕ್ಕಿಲ್ಲ, ರಕ್ತಸ್ರಾವ ಜಾಸ್ತಿ ಇದ್ದಿರಬಹುದು, ರಕ್ತಹೀನತೆ ಇರಬಹುದು, ಪೌಷ್ಟಿಕಾಂಶದ ಕೊರತೆ ಇರಬಹುದು, ಹಾಗಾಗಿ ನಾನಾ ಕಾರಣಗಳಿಂದ ಅವರಿಗೆ ಬೆನ್ನೋವು ಇರಬಹುದು. ಆದ್ರೆ ಈ ಇದನ್ನೇ ಅದು ಅವರು ಅದರಿಂದನೇ ಆಗಿದೆ ಅಂತ ಮನಸ್ಸಲ್ಲಿ ಇಟ್ಕೊಳ್ಳೋದು ಅದು ತಪ್ಪು.
1: ಗೆಳೆಯರೆ, ಇದುವರೆಗೂ ನೀವು ಬೆನ್ನು ನೋವಿಗೆ ಕಾರಣಗಳು, ಪರಿಹಾರ, ಯಾವ ರೀತಿ ಸಂಪೂರ್ಣವಾಗಿ ಗುಣಪಡಿಸಿಕೊಳ್ಳೋದಕ್ಕೆ ಸಾಧ್ಯ, ಎಲ್ಲ ವಿಚಾರಗಳನ್ನ ತಿಳ್ಕೊಂಡ್ರಿ. ನಿಜವಾಗ್ಲೂ ಬೇರೆ ಯಾವುದೇ ಒಂದು ಸಮಸ್ಯೆಯಿಂದ ಬೆನ್ನೋವು ಬಂದಿದ್ರೆ ಆ ಸಮಸ್ಯೆಯನ್ನ ಸಂಪೂರ್ಣವಾಗಿ

0: ಹರಿಸೋದ್ರಿಂದ ಅಥವಾ ನಮ್ಮ ಜೀವನ ಶೈಲಿಯನ್ನು ಉತ್ತಮಪಡಿಸ್ಕೊಳ್ಳೋದ್ರಿಂದ ಬೆನ್ನು ನೋವನ್ನ ಸಂಪೂರ್ಣವಾಗಿ ಗುಣಪಡಿಸ್ಕೊಳ್ಬಹುದು ಅಂತ ಡಾಕ್ಟರ್ ಹೇಳಿದ ಕೇಳಿ ಬಹಳ ಸಂತೋಷ ಆಯಿತು. ಹಾಗಾದ್ರೆ ನಾವು ಇನ್ಮುಂದೆ ಬೆನ್ನು ನೋವು ಅನ್ನೋ ಕಂಪ್ಲೇಂಟ್ ಹೇಳದೇ ಇರುವಂತಹ ದಿನಗಳು ಹತ್ತಿರ ಇದೆ ಅಂತ ಹೇಳ್ಕೊಳ್ಬಹುದು. ಈ ಎಲ್ಲ ವಿಚಾರಗಳನ್ನ ನಮಗೆ ವಿಷದವಾಗಿ ತಿಳಿಸಿಕೊಟ್ಟಂತಹ ವೈದ್ಯರಿಗೆ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು ಡಾಕ್ಟ್ರೆ.
1: ನಮಸ್ಕಾರ.
0: ಇದುವರೆಗೆ ಬೆನ್ನು ನೋವಿಗೆ ಕಾರಣಗಳು ಮತ್ತು ಪರಿಹಾರ ಕುರಿತು ಡಾಕ್ಟರ್ ಭಾರತಿ ದೇವಿ ಅವರೊಡನೆ ಸಂದರ್ಶನ ಕೇಳಿದ್ರಿ. ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಯುತ್ತೆ. ಎಲ್ರಿಗೂ ಇನ್ನೊಮ್ಮೆ ನಮಸ್ಕಾರ.
2: ಆತ್ಮೀಯ ಗೆಳತಿಯರಿಗೆಲ್ಲ ನಮಸ್ಕಾರ. ಇವತ್ತಿನ ವನಿತಾ ರಂಗದಲ್ಲಿ ಭದ್ರಾವತಿಯ ಶ್ರೀ ಮುರಳೀಧರ ಸಂಗೀತ ನೃತ್ಯ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ.
3: ಮೊದಲಿಗೆ ಪ್ರಾರ್ಥನೆ ರಾಗಶ್ರೀ ಮತ್ತು ದಮಯಂತಿಯವರಿಂದ.

ಈಗ ಸಂಗೀತದ ಬಗ್ಗೆ ಒಂದಿಷ್ಟು ತಿಳ್ಕೊಳ್ಳೋಣ. ಸಂಗೀತದ ಹಿರಿಮೆ, ಕಲೆ ಮತ್ತು ಲಲಿತ ಕಲೆಗಳು. ಮಾನವ ತನ್ನ ಭಾವನೆಯನ್ನು ಅಭಿವ್ಯಕ್ತಪಡಿಸುವ ಮಾಧ್ಯಮವೇ ಕಲೆ. ಕಲೆಯು ಮಾನವನ ಮನಸ್ಸನ್ನು ಸಂಸ್ಕರಿಸುತ್ತದೆ. ಕಲೆಯ ಮೂಲ ಪ್ರಕೃತಿ. ಪ್ರಕೃತಿಯಲ್ಲಿ ಲೀನವಾಗಿದ್ದ ನಾನಾ ಧ್ವನಿ ವಿಶೇಷಗಳು, ಪಶು ಪಕ್ಷಿಗಳ ಕೂಗುವಿಕೆ, ಸಮುದ್ರದ ಮೊರೆತ ಇತ್ಯಾದಿ ಮಾನವನಲ್ಲಿ ಸುಪ್ತವಾಗಿದ್ದ ಸಂಗೀತವನ್ನು ಸಚೇತನಗೊಳಿಸುವ ಪರಿಕರಗಳಾಯಿತು. 64 ಕಲೆಗಳನ್ನು ಭಾರತೀಯ ಪುರಾತನ ಗ್ರಂಥಗಳು ತಿಳಿಸುತ್ತವೆ. ಇವುಗಳನ್ನು ಸ್ಥೂಲವಾಗಿ ಲಲಿತ ಕಲೆ, ವಿಜ್ಞಾನ ಕಲೆ, ವಾಣಿಜ್ಯ ಕಲೆ ಮುಂತಾಗಿ ವಿಂಗಡಿಸಬಹುದು. ಲಲಿತ ಕಲೆಯ ಸಂಸ್ಕಾರ ಮತ್ತು ಪ್ರತಿಭೆಯ ಮೂಲಕ ರೂಪುಗೊಳ್ಳುತ್ತದೆ ಸಂಗೀತ.

0: ನೃತ್ಯ, ನಾಟಕ, ಸಾಹಿತ್ಯ, ಶಿಲ್ಪ, ಚಿತ್ರ ಮುಂತಾದವು ಲಲಿತ ಕಲೆಗಳೆನಿಸುತ್ತವೆ. ಸಂಗೀತ. ಲಲಿತ ಕಲೆಗಳಲ್ಲಿ ಸಂಗೀತವು ಪ್ರಥಮ ಸ್ಥಾನವನ್ನು ಪಡೆಯುತ್ತದೆ. ನಾದದ ಅನುಸಂಧಾನದಿಂದ ಸೌಂದರ್ಯವನ್ನು ಕಿವಿಯ ಮೂಲಕ ಹರಿಸಿ ಲೌಕಿಕ ಪ್ರಪಂಚದ ಜಂಜಾಟವನ್ನು ಮರೆಸಿ ಕಲಾವಿದ ಮತ್ತು ಶ್ರೋತೃವಿನ ಹೃದಯವನ್ನು ತಣಿಸುವುದೇ ಸಂಗೀತ. ಗೀತವೆಂದರೆ ಹಾಡು, ಸಂಗೀತವೆಂದರೆ ಒಳ್ಳೆಯ ಹಾಡು. ಕಿವಿಗೆ ಹಿತವನ್ನುಂಟು ಮಾಡಿ ಹೃದಯವನ್ನು ಮುಟ್ಟಿ ಮಾನಸಿಕ ಉದ್ರೇಕವನ್ನು ಶಮನಗೊಳಿಸುತ್ತದೆ. ಸಂಗೀತ ಕಲೆಯ ಉಗಮ ಮತ್ತು ಬೆಳವಣಿಗೆ. ಭಾರತೀಯ ಸಂಗೀತವು ವೇದಜನಿತವಾದುದು. ಸಾಮವೇದವೇ ಸಂಗೀತದ ಮೂಲ. ಅಲ್ಲದೆ ಶಾಸ್ತ್ರೀಯ ಸಂಗೀತವು ಭಕ್ತಿ ಪ್ರಧಾನವಾದುದು. ತಲ್ಲೀನತೆಯಿಂದ ಪರಮಾತ್ಮನನ್ನು ಗೇಯ ಪ್ರಕಾರಗಳ ಮೂಲಕ ಭಕ್ತಿಯಿಂದ ಆರಾಧಿಸುವಲ್ಲಿ ಸಂಗೀತದ ಪಾತ್ರ ಹಿರಿದು. ಸಿರಿಕಂಠದವರು ಗಾಯನದಿಂದಲೂ, ವಾದಕರು ಸಂಗೀತ ವಾದ್ಯಗಳ ವಾದನದಿಂದಲೂ ನಾದೋಪಾಸನೆಯನ್ನು ಮಾಡುವರು. ಸಂಗೀತವು ನೃತ್ಯ, ಶಿಲ್ಪ, ಚಿತ್ರ, ಜ್ಯೋತಿಷ್ಯ ಮೊದಲಾದ ಶಾಸ್ತ್ರಗಳೊಂದಿಗೆ ಪರಸ್ಪರ ಸಂಬಂಧವನ್ನು ಹೊಂದಿದೆ. ಸಂಗೀತವಿಲ್ಲದೆ ನೃತ್ಯ ಪ್ರದರ್ಶನವಿಲ್ಲ. ಇತರ ಲಲಿತ ಕಲೆಗಳಲ್ಲಿ ಸಂಗೀತವು ಆ ಕಲೆಗಳಲ್ಲಿಯೇ ಒಂದಲ್ಲ ಒಂದು ರೀತಿಯಲ್ಲಿ ಹಾಸುಹೊಕ್ಕಾಗಿದ್ದು ರಸಿಕನ ಅನುಭವಕ್ಕೆ ಮಾತ್ರ ಸಿಲುಕುತ್ತದೆ. ಸಂಗೀತ ಕಲಿಕೆಯ ಮಹತ್ವ. ಸಂಗೀತವನ್ನು ಅಭ್ಯಾಸ ಮಾಡುವುದರಿಂದ ಏಕಾಗ್ರತೆ, ಗ್ರಹಣಶಕ್ತಿ, ಸ್ಮರಣಶಕ್ತಿ, ಚಿಂತನಶೀಲತೆ, ಸೃಜನಶೀಲತೆ ಹೆಚ್ಚುವುದರಿಂದ ಸಂಗೀತವನ್ನು ಅಭ್ಯಾಸ ಮಾಡುವವರ ಬುದ್ಧಿಶಕ್ತಿಯ ಮಟ್ಟವು ವೃದ್ಧಿಗೊಳ್ಳುತ್ತದೆ. ಶಿಸ್ತಿನಿಂದ ಅಭ್ಯಾಸ ಮಾಡಿದರೆ ಮಾತ್ರ ಸಂಗೀತವು ಸಿದ್ಧಿಸುವುದು. ಇದರಿಂದ ಸಂಗೀತ ವಿದ್ಯಾರ್ಥಿಗೆ ತನ್ನ ದಿನಚರಿಯಲ್ಲಿ ಶಿಸ್ತು ಏರ್ಪಡುತ್ತದೆ. ಕಾಠಿಣ್ಯವು ಕಡಿಮೆಯಾಗಿ ಸಮಾಧಾನವು ಏರ್ಪಟ್ಟು ಸಂಸ್ಕಾರವಂತರಾಗಲು ಪೂರಕವಾಗುವುದು ಸಂಗೀತ. ಇತರೆ ವಿಷಯಗಳನ್ನು ಅಭ್ಯಾಸ ಮಾಡುವಾಗ ಉಂಟಾಗುವ ಬೇಸರಿಕೆಯನ್ನು ತೊಲಗಿಸಲು ಹಾಗೂ ಮೆದುಳಿಗೆ ವಿಶ್ರಾಂತಿ ದೊರಕುವಂತೆ ಮಾಡಲು ಲಲಿತ ಕಲೆ ಸಹಕರಿಸುವುದರಿಂದ ಸಂಗೀತಕ್ಕೆ ಹೆಚ್ಚಿನ ಆದ್ಯತೆ ಇದೆ. ಒಟ್ಟಿನಲ್ಲಿ ಹೇಳುವುದಾದರೆ ಸಂಗೀತವು ಮಾನವನನ್ನು ಮಾನವತ್ವದಿಂದ ಅಮರತ್ವಕ್ಕೆ ಕೊಂಡೊಯ್ಯುವ ಸುನಾದದಿಂದ ಕೂಡಿದ ಮಧುರವಾದ ಲಲಿತ ಕಲೆ. ಈ ಹಿರಿಮೆ ಸಂಗೀತದ್ದಾಗಿದೆ.
1: ಈಗ ಒಂದು ಕೃತಿ ಶ್ರೀರಕ್ಷರವರಿಂದ.

ಭಾರತೀಯ ಶಾಸ್ತ್ರೀಯ ನೃತ್ಯಕ್ಕಿರುವ ಸ್ಥಾನ. ನೃತ್ಯಕ್ಕೆ ಸಮಾಜದಲ್ಲಿ ಮಹತ್ತರ ಸ್ಥಾನವಿದೆ. ನೃತ್ಯ ಕೇವಲ ಮನರಂಜನೆಯ ಸಾಧನವಲ್ಲ, ಜೀವನದ ಹಲವು ಮುಖಗಳನ್ನು ಸುಂದರವಾಗಿ ನಿರೂಪಿಸುವ ಮೂಲಕ ಭಾವದ ಪ್ರಚೋದನೆಯಾಗುತ್ತದೆ. ಈ ಕಲೆ ನಾಲ್ಕು ವೇದಗಳಿಂದ ಆಯ್ದು ಸ್ಫುರಿತದಂತ ಐದನೆಯ ವೇದವಾಗಿ ಪರಿಗಣಿಸಲ್ಪಟ್ಟಿದೆ. ಇದನ್ನು ಭರತ ಮುನಿಯು ಪ್ರಚುರಪಡಿಸಿದನು. ನಟರಾಜ, ಮಹಾಕಾಳಿ, ಪಾರ್ವತಿ, ಗಣಪತಿ, ಶ್ರೀಕೃಷ್ಣ, ಗೋಪಿಯರು, ಅಪ್ಸರೆಯರು, ದೇವಾದಿ ದೇವತೆಗಳು ನರ್ತಿಸಿದ್ದರೆಂಬುದು ಇತಿಹಾಸ. ಹೀಗೆ ನೃತ್ಯ ಉನ್ನತ ಸ್ಥಾನ ಪಡೆದಿದೆ ಎಂದರೆ ತಪ್ಪಿಲ್ಲ. ನೃತ್ಯದ ಪ್ರಯೋಜನ. ನೃತ್ಯ ಶಾಸ್ತ್ರೀಯ ಚಲನವಲನಗಳನ್ನು ಅವಲಂಬಿಸಿದ ಕಲೆ. ನರ್ತಕನಂತೆಯೇ ಪ್ರೇಕ್ಷಕರು ಆಸಕ್ತಿಯಿಂದ ಆಸ್ವಾದಿಸಿದಾಗ ಇಂದ್ರಿಯಗಳಿಗೆ ಆನಂದ. ಪ್ರಾಮಾಣಿಕ ನರ್ತಕ ನರ್ತಕಿಯರಿಗೆ ನರ್ತನದಿಂದ ಆಗುವ ಪ್ರಯೋಜನಗಳೆಂದರೆ ಕಣ್ಣುಗಳ ಕಾಂತಿಯುಕ್ತತೆ, ಕೈಕಾಲುಗಳಿಗೆ ಶಕ್ತಿ, ಜ್ಞಾಪಕ ಶಕ್ತಿ ವರ್ಧನೆ, ಕಷ್ಟ ಸಹಿಷ್ಣುತೆ, ಹಸನ್ಮುಖ, ಮೃದುವರ್ತನೆ, ನಡಿಗೆಯಲ್ಲಿ ಲಾಲಿತ್ಯ. ಈ ಕಲೆಯನ್ನು ಕಲಿಯುವವರಿಗೆ ಆಸಕ್ತಿ, ತಾಳ್ಮೆ, ಚಿತ್ತೈಕಾಗ್ರತೆ, ಅಭ್ಯಾಸ, ಕಲೆಯ ಬಗ್ಗೆ ಮರ್ಯಾದೆ, ಗುರುವಿನ ಬಗ್ಗೆ ಗೌರವವಿದ್ದು ಕಲೆಯಲ್ಲಿ ಶ್ರದ್ಧೆ ಅವಶ್ಯಕ. ನಾಟ್ಯಶಾಸ್ತ್ರದ ಉಗಮ. ಒಮ್ಮೆ ಭರತ ಮಹಾಮುನಿಯು ಜಪಾತಪಾದಿಗಳಿಂದ ನಂತರ ತನ್ನ ಮಕ್ಕಳೊಂದಿಗೆ ಇರುವಾಗ ಅತ್ರೇಯಾದಿ ಮುನಿಗಳು ಅಂದರೆ ಬ್ರಹ್ಮ ಮಾನಸ ಪುತ್ರರು ಭರತನನ್ನು ಸಂದರ್ಶಿಸಿದರು. ಭಗವಾನ್, ತಮ್ಮ ವೇದ ಸಮಾನವಾದ ನಾಟ್ಯಶಾಸ್ತ್ರದ ಉತ್ಪತ್ತಿ ಹೇಗೆ ಆಯಿತು? ಯಾರಿಗೋಸ್ಕರ ಇದನ್ನು ರಚಿಸಿದಿರಿ? ವಿವರಗಳನ್ನು ಕೃಪೆ ಮಾಡಿ ತಿಳಿಸಿ ಎಂದು ಕೇಳಿಕೊಂಡರು. ಭರತ ಮುನಿಯು ಹೀಗೆ ಉತ್ತರಿಸಿದನು. ಮುನಿಗಳೇ, ಪೂರ್ವದಲ್ಲಿ ಕೃತಯುಗವು ಮುಗಿದು ತ್ರೇತಾಯುಗ ಆರಂಭವಾದಾಗ ಕಾಲಮಹಿಮೆಯಿಂದ ಲೋಕವು ಕಾಮ, ಕ್ರೋಧ, ಲೋಭ, ಈರ್ಷ್ಯಗಳಿಂದ ತಾಂಡವವಾಡಲಾರಂಭಿಸಿತು. ಅಷ್ಟದಿಕ್ಪಾಲಕರ ರಕ್ಷಣೆಯಲ್ಲಿದ್ದ ಈ ದೇಶ ದೇವಮಾನವ, ಗಂಧರ್ವ, ಯಕ್ಷ, ರಾಕ್ಷಸ ಮಹಾಸರ್ಪಗಳಿಂದ ತುಂಬಿ ತುಳುಕಿತು. ಅಧರ್ಮದ ಕೈ ಮೇಲಾಯಿತು. ಆಗ ಇಂದ್ರನ ನೇತೃತ್ವದಲ್ಲಿ ದೇವತೆಗಳು ಬ್ರಹ್ಮನನ್ನು ಕಂಡು ಮನೋರಂಜಕವೂ ವಿನೋದಕರವೂ ಆದ ವೇದವೊಂದನ್ನು ಸೃಷ್ಟಿಸಬೇಕೆಂದು ಕೇಳಿಕೊಂಡರು. ಅದರಂತೆ ಬ್ರಹ್ಮನು ನಾಲ್ಕು ವೇದಗಳನ್ನು ಧ್ಯಾನಿಸಿ ಋಗ್ವೇದದಿಂದ ಪಾಠ್ಯವನ್ನು, ಸಾಮವೇದದಿಂದ ಸಂಗೀತವನ್ನು, ಯಜುರ್ವೇದದಿಂದ ಅಭಿನಯವನ್ನು ಮತ್ತು ಅಥರ್ವಣ ವೇದದಿಂದ ರಸವನ್ನು ಆರಿಸಿ ಐದನೇ ನಾಟ್ಯ ವೇದವನ್ನು ರಚಿಸಿದನು. ಭರತನಾಟ್ಯದ ಹುಟ್ಟು ಬೆಳವಣಿಗೆ. ಹಿಂದೆ ಹೇಳಿದಂತೆ ಬ್ರಹ್ಮನಿಂದ ನಿರ್ಮಿತವಾದ ನಾಟ್ಯವೇದಕ್ಕೆ ಶಾಸ್ತ್ರ ರೂಪವನ್ನು ಕೊಟ್ಟು ಭರತನನ್ನು ನಾಟ್ಯಶಾಸ್ತ್ರವನ್ನು ತನ್ನ ನೂರು ಮಕ್ಕಳಿಗೆ ಬೋಧಿಸಿದನು. ಶಿವನಿಂದ ತಾಂಡವ, ಪಾರ್ವತಿಯ ಮೂಲಕ ಉಷೆಯಿಂದ ಲಾಸ್ಯದ ವಿವರಣೆ ಪಡೆದು ಅನೇಕ ಗಂಧರ್ವ ಹಾಗೂ ಅಪ್ಸರೆಯರಿಗೆ ಶಿಕ್ಷಣ ನೀಡಿದನು. ಕ್ರಮೇಣ ಈ ಕಲೆಯು ಭೂಲೋಕದಲ್ಲಿ ಪ್ರಸರಿಸಿ ರಾಜರಿಂದ ಪೋಷಣೆ ದೊರೆತು ಭಾರತದಲ್ಲಿ ನೆಲೆ ಊರಿತು. ದೇಶದ ಬೇರೆ ಬೇರೆ ಪ್ರದೇಶಗಳಲ್ಲಿ ವಿವಿಧ ರೂಪಗಳನ್ನು ತಾಳಿ ದಕ್ಷಿಣ ಭಾರತದಲ್ಲಿ ಭರತನಾಟ್ಯವೆಂಬ ಹೆಸರಿನಿಂದ

0: ಆವಿಷ್ಕಾರಗೊಂಡಿತು. ಭರತನಾಟ್ಯ ಕಲಿಯುವ ಕ್ರಮ, ಮೊದಲಿಗೆ ನಮಸ್ಕಾರ ಮಾಡುವ ವಿಧಾನದ ಪಾಠ, ಅದರ ಪ್ರಾಮುಖ್ಯತೆಯ ತಿಳುವಳಿಕೆ, ಆನಂತರ ವಿವಿಧ ಹಡವುಗಳ ಪಾಠ, ಜೊತೆ ಜೊತೆಗೆ ಅಂಗಾಂಗಗಳನ್ನು ಬಾಗಿಸಲು ಅನುಕೂಲವಾಗುವ ವ್ಯಾಯಾಮ ಕ್ರಿಯೆಗಳ ಪಾಠ. ಅಡವಿನ ಬಗ್ಗೆ ಹೇಳುವಾಗ ಕಾಲ್ಚಲನೆಯಿಂದ ಪ್ರಾರಂಭಿಸಿ ಆಯಾ ಅಡವಿಗೆ ಹಸ್ತಗಳ ಜೋಡಣೆ, ಚಲನೆ, ಅವುಗಳಿಗೆ ಅನುಗುಣವಾದ ಶಿರ, ಗ್ರೀವ, ದೃಷ್ಟಿಗಳ ಚಲನೆ, ದೇಹದ ಬಾಗುವಿಕೆ ಇತ್ಯಾದಿಗಳ ಪಾಠ. ಇಂತಹ ಹಲವು ಅಡವುಗಳ ಸರಣಿಯೇ ಕೋರ್ವೆ. ಕೋರ್ವೆಗಳಿಗೆ ತೀರ್ಮಾನ ಅಡವನ್ನು ಜೋಡಿಸಿದಾಗ ಜತಿಯಾಗುವುದು. ಈ ಪಾಠಾಂತರದಲ್ಲಿ ಸಾಮರ್ಥ್ಯ ಗಳಿಸಿದ ನಂತರ ಕ್ರಮವಾಗಿ ಅಲರಿಪು, ಜತಿಸ್ವರ, ಶಬ್ದ, ವರ್ಣ, ಪದ, ಅಷ್ಟಪದಿ, ಜಾವಳಿ, ಶ್ಲೋಕ, ತಿಲ್ಲಾನಗಳನ್ನು ಹೇಳಿಕೊಡಲಾಗುತ್ತದೆ. ಇದಕ್ಕೆ ಒಂದು ಮಾರ್ಗ ಎನ್ನಲಾಗುವುದು. ಈ ರೀತಿ ಭರತನಾಟ್ಯ ಪಾಠಕ್ರಮವಿದ್ದು ಮೈಸೂರು, ಮದರಾಸು, ತಂಜಾವೂರು, ಪಂದನಲ್ಲೂರು, ಒಳವೂರು, ಕಲಾಕ್ಷೇತ್ರ, ಹೀಗೆ ಹಲವಾರು ಪ್ರಕಾರಗಳಿವೆ. ಭರತನಾಟ್ಯದಲ್ಲಿನ ವಾದ್ಯ ನಟುವಾಂಗದ ಕಬ್ಬಿಣ ಹಾಗೂ ಕಂಚಿನ ತಾಳ, ಮೃದಂಗ, ವೀಣೆ, ತಂಬೂರಿ, ಹಿಂದೆ ಉಪಯೋಗಿಸುತ್ತಿದ್ದ ವಾದ್ಯಗಳು, ಹೀಗೆ ಎಲೆಕ್ಟ್ರಾನಿಕ್ ತಂಬೂರಿ, ಕ್ಲಾರಿಯೋನೆಟ್, ಪಿಟೀಲು, ಕೊಳಲು, ಮೋರ್ಚಿಂಗ್ ಹಾಗೂ ವಿಶೇಷ ಪರಿಣಾಮಗಳಾಗಿ ಕಂಜಿರ, ಘಟಂ, ಚಂಡೆ, ಕೀಬೋರ್ಡ್ ಇನ್ನೂ ಮುಂತಾದ ವಾದ್ಯಗಳು ಬಳಕೆಗೆ ಬಂದಿವೆ. ಈಗ ಅಡವುಗಳು ಮತ್ತು ನವರಸಗಳ ಬಗ್ಗೆ ತಿಳುವಳಿಕೆ.
1: ಅಡವುಗಳು: ತಟ್ಟಡವು, ಮೆಟ್ಟಡವು, ನಾಟಡವು, ಎಗರು ತಟ್ಟಡವು, ಎಗರು ಮೆಟ್ಟಡವು, ತಟ್ಟು ಮೆಟ್ಟಡವು, ಜಾರಡವು, ಮಂಡಿ ಅಡವು, ರಂಗಾಕ್ರಮಣ ಅಡವು, ತೀರ್ಮಾನ ಅಡವು, ತೈತೈತಾಮ್ ಅಡವು, ಎಗರಡವು, ತೈತೈ ದಿದಿತೈ ತಾಮ್ ಅಡವು, ದಿದಿತೈ ಅಡವು, ಮೈ ಅಡವು. ನವರಸಗಳು: ರಸ ಅಭಿನಯದ ಅವಿಭಾಜ್ಯ ಅಂಗ. ರಸಗಳಲ್ಲಿ 9 ವಿಧ. ಅವುಗಳೆಂದರೆ ಶೃಂಗಾರ, ಹಾಸ್ಯ, ಕರುಣ, ರೌದ್ರ, ವೀರ, ಭಯಾನಕ, ಬೀಭತ್ಸ, ಅದ್ಭುತ, ಶಾಂತ.
0: ಈಗ ಅಭಿನಯದ ಬಗ್ಗೆ ತಿಳುವಳಿಕೆ ಶ್ರೀರಕ್ಷಾರವರಿಂದ.
2: ಅಭಿನಯ: ಅಭಿನಯದಲ್ಲಿ ಚತುರ್ವಿಧ ಅಭಿನಯ ಎಂದು 4 ವಿಧ. ಆಂಗಿಕ, ವಾಚಿಕ, ಆಹಾರ್ಯ, ಸಾತ್ವಿಕ. ಆಂಗಿಕ ಎಂದರೆ ಅಂಗಾಂಗಗಳ ಚಲನೆ. ವಾಚಿಕ ಎಂದರೆ ಮಾತುಗಳ ಪ್ರಯೋಗ. ಆಹಾರ್ಯ ಎಂದರೆ ಪಾತ್ರಕ್ಕೆ ಹೊಂದುವ ವೇಷಭೂಷಣ. ಸಾತ್ವಿಕ ಎಂದರೆ ಮನೋಭಾವನೆಗೆ ಅನುಗುಣವಾದ ಅಭಿನಯ. ಆಂಗಿಕಾಭಿನಯದಲ್ಲಿ 4 ವಿಧ: ಶಿರೋಭೇದ, ದೃಷ್ಟಿಭೇದ, ಗ್ರೀವಾಭೇದ, ಭ್ರೂಭೇದ. ಶಿರೋಭೇದ ಎಂದರೆ ತಲೆಯ ಚಲನೆ. ಶಿರೋಭೇದದಲ್ಲಿ 9 ವಿಧ. ಶಿರೋಭೇದದ ಲಕ್ಷಣಗಳು: ಅರ್ಥ,

ದೃಷ್ಟಿಭೇದ. ದೃಷ್ಟಿಭೇದ ಎಂದರೆ ಕಣ್ಣಿನ ಚಲನೆ. ದೃಷ್ಟಿಭೇದದಲ್ಲಿ 8 ವಿಧ. ದೃಷ್ಟಿಭೇದದ ಲಕ್ಷಣಗಳು.

ಗಮೇ. ಗ್ರೀವಾಭೇದ. ಗ್ರೀವಾಭೇದ ಎಂದರೆ ಕತ್ತಿನ ಚಲನೆ. ಗ್ರೀವಾಭೇದದಲ್ಲಿ ನಾಲ್ಕು ವಿಧ. ಗ್ರೀವಾಭೇದದ ಲಕ್ಷಣಗಳು ಅಥ

ಸಂವಿಧ. ಭ್ರೂಭೇದ. ಭ್ರೂಭೇದ ಎಂದರೆ ಹುಬ್ಬಿನ ಚಲನೆ. ಭ್ರೂಭೇದದಲ್ಲಿ 6 ವಿಧ. ಭ್ರೂಭೇದದ ಲಕ್ಷಣಗಳು. ಅಥ

0: ಈಗ ಹಸ್ತಭೇದ ಲಕ್ಷಣ ಅದಿತಿಯವರಿಂದ.
1: ಹಸ್ತಭೇದ ಲಕ್ಷಣ ಇದರಲ್ಲಿ ಎರಡು ವಿಧ, ಅಸಂಯುತ ಹಸ್ತಗಳು, ಸಂಯುತ ಹಸ್ತಗಳು. ಅಸಂಯುತ ಹಸ್ತಗಳು

ನಂದಿಕೇಶ್ವರನ ಅಭಿನಯ ದರ್ಪಣದ ಪ್ರಕಾರ ಒಟ್ಟು 28 ಅಸಂಯುತ ಹಸ್ತಗಳಿವೆ. ಒಂದೇ ಕೈನ ಪ್ರಯೋಗ.

ಕುಲಕಃ ಅಷ್ಟವಿಂಶತಿ ಹಸ್ತನಾಮೇವಂ ನಾಮಾನಿ ವೈಕ್ರಮಾತ್ ಸಂಯುತ ಹಸ್ತಗಳು. ನಂದಿಕೇಶ್ವರನ ಅಭಿನಯ ದರ್ಪಣದ ಪ್ರಕಾರ ಒಟ್ಟು 24 ಸಂಯುತ ಹಸ್ತಗಳಿವೆ. ಎರಡೂ ಕೈನ ಪ್ರಯೋಗ.

ಈಗ ಅಲರಿಪು ತ್ರಿಶ್ರ ಜಾತಿ. ತಳ್ಳ ಕುತ ಕಟ್ಟ ದಿಗಿಂಗ ತೋಂ ತೈ ತೈಯುಂ ತಾಂ ಕಿಟ ತಕ ತೈ ತೈಯುಂ ತಾಂ ಕಿಟ ತಕ ತಾಂ ದೆ ತಾಂ ಕಿಟ ತಕ ತೈ ತ ತೈ ಕಿಟ ತಕ ತಾಂ ದೆ ತಾಂ ತೈ ತ ತೈ ತಾಂ ದೆ ತಾಂ ತೈ ತ ತೈ ತಾಂ ದೆ ತಾಂ ತೈ ತ ತೈ ತಾಂ ದೆ ತಾಂ ತೈ ತ ತೈ ತಾಂ ದೆ ತಾಂ ತೈ ತ ತೈ ತಾಂ ದೆ ತಾಂ ತೈ ತ ತೈ ತಾಂ

0: ಇದುವರೆಗೆ ಭದ್ರಾವತಿಯ ಶ್ರೀ ಮುರಳೀಧರ ಸಂಗೀತ ನೃತ್ಯ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ಕೇಳಿದ್ರಿ. ಇಲ್ಲಿಗೆ ಇವತ್ತಿನ ಈ ಕಾರ್ಯಕ್ರಮ ಮುಗಿಯುತ್ತೆ. ಎಲ್ರಿಗೂ ಇನ್ನೊಮ್ಮೆ ನಮಸ್ಕಾರ.
1: ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನು ಕೇಳುತ್ತಿರುವಿರಿ.
2: ಆಕಾಶವಾಣಿ ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಶಿಕ್ಷಕ ತರಬೇತಿ ಮತ್ತು ಕೌಶಲ್ಯ ಅಭಿವೃದ್ಧಿ ಹಾಗೂ ಉದ್ಯೋಗ ಅವಕಾಶಗಳು ಈ ಕುರಿತು ಪರಮೇಶ್ವರ ಸೊಪ್ಪಿನ ಮಠ ಹಾಗೂ ಆರ್ಬಿ ಗುರುಬಸವರಾಜ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಪಾಲ್ಗೊಂಡಿದ್ದಾರೆ ಬೇದ್ರೆ ಮಂಜುನಾಥ್.
3: ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಕೇಳುಗರೆ, ಬಹಳಷ್ಟು ಜನಕ್ಕೆ ವೃತ್ತಿ ಮಾರ್ಗದರ್ಶನ ಅಂದ ಕೂಡಲೇ ಯಾವುದೋ ಒಂದು ವಿಷಯ, ಆ ವಿಷಯದಲ್ಲಿ ಇರುವ ಅಧ್ಯಯನ ಮತ್ತೆ ವೃತ್ತಿಪರ ಅವಕಾಶಗಳು ಅನ್ನೋ ಕಲ್ಪನೆ ಬರುತ್ತೆ. ಅಕಸ್ಮಾತ್ ಒಂದು ವೃತ್ತಿಗೆ ಸೇರ್ಕೊಂಡ್ವಿ, ಆ ವೃತ್ತಿಯಲ್ಲಿಯೂ ಇನ್ನೂ ಹೊಸ ಹೊಸದನ್ನ ಅಳವಡಿಸಿಕೊಳ್ತಕ್ಕಂಥದ್ದು, ಹೊಸತನವನ್ನು ತರುವಂತಹದ್ದು, ಹೊಸ ಕೌಶಲ್ಯಗಳು ಸ್ಕಿಲ್ಸ್ ಅಂತ ಏನ್ ಕರಿತೀವಿ ಅವುಗಳನ್ನ ಬೆಳೆಸ್ಕೊಳ್ತಕ್ಕಂಥದ್ದು, ಈ ತರದ ಹೊಸ ಸಾಧ್ಯತೆಗಳನ್ನ ಅಲ್ಲಲ್ಲಿ ಅಲ್ಲಲ್ಲಿ ಅನೇಕ ಯುವ ಶಿಕ್ಷಕ ವೃಂದದವರು, ಯುವ ಉತ್ಸಾಹಿ ಕಾರ್ಮಿಕರು, ನೌಕರರು ಎಲ್ಲ ಮಾಡ್ತಾನೆ ಇದ್ದಾರೆ. ಬಹುಶಃ ಅವ್ರನ್ನ ನೋಡಿ ಹಳಬ್ರು ಹೇಳ್ತಾರೆ, ಏ ಹೊಸ ಅಗಸ ಗೋಣಿನೂ ಒಗಿ ತಂದ್ಬಿಡ್ರಿ ಅಂತೇಳಿ. ಹೊಸ ಅಗಸನೇ ಇರಲಿ, ಗೋಣಿನೇ ಒಗಿಲಿ, ಆದ್ರೆ ಏನೋ ಹೊಸತನವನ್ನ ತರ್ತಾರಲ್ಲ ಅಂತೇಳಿ ಆ ಸಂಸ್ಥೆಯ ಮುಖ್ಯಸ್ಥರು ಖಂಡಿತವಾಗಿಯೂ ಬೆಂತಟ್ತಾರೆ. ಅದನ್ನ ನೋಡಿ ನಿಧಾನಕ್ಕೆ ಉಳಿದವರು ಕೂಡ ಅವರ ಕರ್ತವ್ಯದಲ್ಲಿ ಒಂದಷ್ಟು ಹೊಸತನವನ್ನು ತರಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಬದಲಾವಣೆಗಳಾಗ್ತವೆ, ಅಲ್ಲಿ ಆ ನಾವೀನ್ಯತೆಯನ್ನು ನಾವು ಕಾಣ್ತೇವೆ. ಇವತ್ತಿನ ನಮ್ಮ ಈ ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಏನು ನಿಗದಿತ ಪಠ್ಯಕ್ರಮ ಇದೆ ಅದರ ಆಚೆಗೆ ಯೋಚನೆ ಮಾಡಿ ಅಲ್ಲಿ ಇರುವ ವಿಷಯವನ್ನ ಅದಕ್ಕೆ ಒಂದು ಹೊಸ ರೀತಿಯ ಆಂಗಲ್ನಲ್ಲಿ ಬೋಧನೆ ಮಾಡತಕ್ಕಂಥದ್ದು, ಹೊಸ ಆವಿಷ್ಕಾರಗಳನ್ನ ಅಥವಾ ಹೊಸ ಯೋಜನೆಗಳನ್ನ ತಂದು ಸೇರಿಸತಕ್ಕಂಥದ್ದು, ಪಠ್ಯಕ್ರಮಕ್ಕೆ ಪೂರಕವಾದಂತಹ ಹೊಸ ಹೊಸ ದೃಕ್ ಶ್ರವಣ ಮಾಧ್ಯಮವನ್ನ ಎಳ್ಕೊಂಬರುವಂತಹದ್ದು, ಕಂಪ್ಯೂಟರ್, ಇಂಟರ್ನೆಟ್, ಮೊಬೈಲ್ ಎಲ್ಲವನ್ನ ಸೇರಿಸಿ ಒಂದು ಸಮಗ್ರವಾದ ಪರಿಚಯವನ್ನ ಮಕ್ಕಳಿಗೆ ಮಾಡಿ ಮಕ್ಕಳಲ್ಲಿ ಕಲಿಕೆಯ ಆಸಕ್ತಿಯನ್ನು ಹುಟ್ಟಿಸತಕ್ಕಂಥದ್ದು ಇತ್ತೀಚೆಗೆ ನಡೀತಾ ಇದೆ. ಅಂತಹ ತರಬೇತಿ ತೀರಾ ಇತ್ತೀಚೆಗೆ ಮೈಸೂರಿನ ರೀಜನಲ್ ಟೆಲಿಕಾಂ ಟ್ರೈನಿಂಗ್ ಸೆಂಟರ್ ಇಲ್ಲಿ ಕರ್ನಾಟಕ ಸರ್ಕಾರದ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆಯಿಂದ ಆಯೋಜಿತ ಆಗಿತ್ತು. ಇಲ್ಲಿ ಇಬ್ರು ಮಾಸ್ಟರ್ ರಿಸೋರ್ಸ್ ಪರ್ಸನ್ ಆಗಿ ಭಾಗವಹಿಸಿದಂತಹ ರಿಸೋರ್ಸ್ ಪರ್ಸನ್ಸ್ ಬಂದಿದ್ದಾರೆ, ಅವರಿಂದ ಈ ಮಾಹಿತಿಯನ್ನು ನಾವು ಪಡ್ಕೊಳ್ಳೋಣಂತೆ. ನಮ್ಮ ಜೊತೆಗೆ ಈಗ ಇರೋರಲ್ಲಿ ಪರಮೇಶ್ವರಯ್ಯ ಸೊಪ್ಪಿಮಠ ಅವರು, ಲೇಖಕರು, ಉತ್ತಮ ಶಿಕ್ಷಕ ಪ್ರಶಸ್ತಿ ವಿಜೇತರು, ಹಾಗೆ ನೂರಾರು ಲೇಖನಗಳನ್ನು ಪತ್ರಿಕೆಗಳಲ್ಲಿ ಬರೆದು ಚಿರಪರಿಚಿತರಾಗಿದ್ದಾರೆ, ಹಾಗೆ ಮತ್ತೊಬ್ಬ ಆರ್ಬಿ ಗುರುಬಸವರಾಜ್ ಇವರು ಕೂಡ ಶಿಕ್ಷಕರು, ನೂರಾರು ಲೇಖನಗಳನ್ನ ಪತ್ರಿಕೆಗಳಲ್ಲಿ ಬರೆದಿದ್ದಾರೆ, ಹಾಗೆ ಪುಸ್ತಕಗಳನ್ನು ಕೂಡ ರಚಿಸಿದ್ದಾರೆ. ಉತ್ತಮ ಶಿಕ್ಷಕರು ಅಂತ ಹೇಳಿ ಜನರಿಂದ ಮೆಚ್ಚುಗೆಯನ್ನು ಕೂಡ ಪಡೆದಿದ್ದಾರೆ. ಪರಮೇಶ್ವರಯ್ಯ ಸೊಪ್ಪಿಮಠ ಮತ್ತೆ ಗುರುಬಸವರಾಜ್, ನಿಮ್ಮಿಬ್ಬರಿಗೂ ನಮ್ಮ ಕಾರ್ಯಕ್ರಮ ಸ್ವಾಗತ.
4: ನಮಸ್ಕಾರ ಸರ್.
5: ನಮಸ್ಕಾರ ಸರ್.
3: ಪರಮೇಶ್ವರಯ್ಯ ಸೊಪ್ಪಿಮಠ ಅವರೇ, ನಿಮ್ಮ ಲೇಖನಗಳನ್ನ ಓದ್ತಾ ಇರುವಾಗ ಹೊಸ ಪೀಳಿಗೆ ಅಂದ್ರೆ ಇತ್ತೀಚೆಗೆ ತಾನೇ ರೆಕ್ರೂಟ್ ಆದಂತಹ ಶಿಕ್ಷಕರಿಗೆ ಮಾರ್ಗದರ್ಶನ ಮಾಡೋ ಹಲವಾರು ಅಂಶಗಳನ್ನ ನೀವು ಕೊಡ್ತಾ ಇದ್ರಿ, ಅದನ್ನ ಬರೀ ಬಾಯಲ್ಲಿ ಹೇಳದೆ ನಿಮ್ಮ ಒಂದು ಶಾಲೆಯಲ್ಲಿ ಅದನ್ನ ನೀವು ಪ್ರಾಯೋಗಿಕವಾಗಿ ತಗೊಂಡ್ ಬಂದ್ರಿ. ಒಂದು ಸರ್ಕಾರಿ ಶಾಲೆ, ಹಳ್ಳಿಯ ಮಟ್ಟದ ಒಂದು ಶಾಲೆಯಲ್ಲಿ ಭಾಷಾ ಪ್ರಯೋಗ ಶಾಲೆ, ಲ್ಯಾಂಗ್ವೇಜ್ ಲ್ಯಾಬೊರೇಟರಿಯನ್ನ, ಮ್ಯಾಥಮೆಟಿಕ್ಸ್ ಲ್ಯಾಬೊರೇಟರಿಯನ್ನ, ಹಾಗೆ ಭೂಗೋಳ ಅಧ್ಯಯನಕ್ಕೆ ಬೇಕಾಗತಕ್ಕಂತ ಪೂರಕ ಅಂಶಗಳನ್ನ, ಹಲವಾರು ಪ್ರಯೋಗಗಳನ್ನು ಒಂದು ಪ್ರಾಥಮಿಕ ಶಾಲೆಯಲ್ಲಿ ತಗೊಂಡು ಬಂದ್ರಿ. ಇಂಥ ಒಂದು ಹೊಸ ಆವಿಷ್ಕಾರ ಹೊಸ ಶಿಕ್ಷಕರಿಗೆ ಬಹಳ ಅಟ್ರಾಕ್ಟಿವ್ ಆಗಿರುತ್ತೆ, ಮಕ್ಕಳಂತೂ ಖುಷಿಯಿಂದ ಕುಣಿತಾರೆ.
4: ಖಂಡಿತ.
3: ನಿಮ್ಮ ಅನುಭವ ಹೇಳ್ಕೊಳ್ಳಿ, ಅಲ್ಲಿಗೆ ಅದು ಅರ್ಥ ಆಗುತ್ತೆ ಜನಕ್ಕೆ ಏನು ಹೊಸದು ಬಂತು ಅಂತ.
4: ಶಿಕ್ಷಕರಾದಂತವರು ಯಾವಾಗ್ಲೂ ಅಪ್ಡೇಟ್ ಆಗಬೇಕು ಅಂತಕ್ಕಂಥದ್ದು ನಿಯಮ ಇದೆ ಸರ್. ಶಿಕ್ಷಕರಾದವರು ನಿಂತ ನೀರಲ್ಲ, ಅವರು ಅವರು ದಿನ ದಿನ ಹೊಸ ಹೊಸತನ ಕಲಿತಾ ಇರಬೇಕು. ಹಾಗಾದಾಗ ಮಾತ್ರ ಮಕ್ಕಳ ಮನಸ್ಸನ್ನು ಉಳಿಲಿಕ್ಕೆ ಸಾಧ್ಯ. ಸೊ ಆ ನಿಟ್ಟಿನಲ್ಲಿ ಇವತ್ತು ಅನೇಕ ಹೊಸ ಹೊಸ ತಂತ್ರಜ್ಞಾನ ಮಾಧ್ಯಮಗಳು ನಮ್ಮ ನಡುವೆ ಇದಾವೆ, ಅವುಗಳನ್ನ ನಾವು ತರಗತಿ ಒಳಗಡೆ ತೆಗೆದುಕೊಂಡು ಹೋಗಬೇಕು ಅಂತಕ್ಕಂಥದ್ದು ನನ್ನ ಕನಸು.

0: ತೆಗೆದುಕೊಂಡು ಹೋಗಬೇಕು ಅಂತಕ್ಕಂಥ ಇಲಾಖೆ ನಿಯಮಗಳೇನು ಇಲ್ಲ ಅಲ್ಲಿ. ನಾವೇನು ಇಲಾಖೆ ನಿಯಮಗಳನ್ನು ನಿಗದಿಪಡಿಸಿದರೆ ಆ ಪಠ್ಯವನ್ನು ಬೋಧಿಸೋ ಜೊತೆಗೆ ಮಕ್ಕಳಿಗೆ ಬಹಳ ಮುಖ್ಯವಾಗಿ ಅವು ಕಲಿಕೆ ಆಗಬೇಕು, ಜೊತೆಗೆ ಮಕ್ಕಳಿಗೆ ಹೆಚ್ಚು ಆಕರ್ಷಣೀಯ ಆಗಬೇಕು, ಅವು ಮಕ್ಕಳ ಕಲಿಕೆ ಮೇಲೆ ಹೆಚ್ಚು ಪರಿಣಾಮಕಾರಿಯಾದಂಥ ಪ್ರಭಾವವನ್ನು ಬೀರಬೇಕು ಅಂತ ದೃಷ್ಟಿಕೋನ ಇಟ್ಕೊಂಡು ನಾನು ಆರಂಭದಲ್ಲಿ ಈ ಒಂದು 3 ವರ್ಷ ಕೆಳಗಡೆ ಒಂದು ಸರ್ಕಾರಿ ಶಾಲೆಗೆ ನೇಮಕ ಆದೆ ಸರ್. ಅದಕ್ಕಿಂತ ಮುಂಚೆ BRCಯಲ್ಲಿ BRP ಆಗಿದ್ದೆ, ಅನೇಕ ಶಾಲೆಗಳನ್ನು ನೋಡಿದ್ದೆ. ಹೊಸತನ ಮಾಡಬೇಕು ಅನ್ನೋ ನನ್ನ ತುಡಿತ ಇತ್ತು. ಆ ತುಡಿತಕ್ಕೆ ಅನೇಕ ಪುಸ್ತಕಗಳು ಆ ಥರದ ಓದಿದ್ದು ಮತ್ತು ಪತ್ರಿಕೆಗಳು ಬಂದಿದ್ದೆಲ್ಲ ಗಮನಿಸಿದ್ದೆ. ಅವುಗಳನ್ನು ಪ್ರಯೋಗ ಮಾಡಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಶಾಲೆಯೊಳಗೆ ಹೆಜ್ಜೆ ಇಟ್ಟೆ. ಹೆಜ್ಜೆ ಇಟ್ಟ ತಕ್ಷಣನೇ ನೇರವಾಗಿ ನನಗೇನದು ಮುಕ್ತವಾದ ಸ್ವಾಗತ ಏನು ಸಿಗಲಿಲ್ಲ ಅಲ್ಲಿ. ಅನೇಕ ಪ್ರತಿರೋಧಗಳು ಇದ್ವು. ಆವಾಗ ನೀವು ಹೇಳಿದಂಗೆ ಅಗಸನ ಉದಾಹರಣೆ ಕೊಟ್ಟರೆ ಅದೇ ರೀತಿ, ಏನು ಹೊಸದಾಗಿ ಬಂದನೆ ಮಾಡ್ತಾನೆ ಬಿಡು ಅಂತ ಅನ್ಕೊಂಡಿದ್ರು ಅವರು. ಬಟ್ ನಾನು ಆ ಥರ ಅನ್ಕೊಳ್ಳಿಲ್ಲ. ಅದನ್ನು ಮೊದಲಿದ್ರು ಕೂಡ ಒಂದು ರೀತಿ ಮಕ್ಕಳ ಕುರಿತಾಗಿ ಕನಸನ್ನು ಕಟ್ಕೊಂಡಂತವನು. ಆ ದೃಷ್ಟಿಕೋನ ಇಟ್ಕೊಂಡು ಮೊದಲಿಗೆ ಶಾಲೆಯಲ್ಲಿ ಒಂದು ಕಂಪ್ಯೂಟರ್ ಇದ್ವು, 5 ಕಂಪ್ಯೂಟರ್. ಅವು ಕೆಲಸಕ್ಕೆ ಬರದಂಗಾಗಿ ಡೆಡ್ ಆಗಿ ಸ್ಟಾಕ್ ರೂಮ್ ಆಗಿಬಿಟ್ಟಿತ್ತು. ಸೊ ಮೊದಲಿಗೆ ನಾನು ಅಜೆಂಡಾ ಯೋಚನೆ ಮಾಡಿದ್ದು ಅದನ್ನೇ ಏನಾದರೂ ಒಂದು ಹೊಸ ಪ್ರಯೋಗಕ್ಕೆ ನಾನು ಆರಂಭ ಶುರು ಮಾಡಬೇಕು ಅಂತ. ಅದು ಸುಲಭನೂ ಇದ್ದಿಲ್ಲ. ಸುಮಾರು ತಿಂಗಳ ಕಾಲ ನಿರಂತರವಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿ, ಅವೆಲ್ಲ ಕಂಪ್ಯೂಟರ್ ಕೆಟ್ಟೋಗಿದ್ವು, ನಮ್ಮ ಕೆಲವು ಫ್ರೆಂಡ್ ಜೊತೆ ಹೆಲ್ಪ್ ಮಾಡಿಕೊಂಡು ಅವೆಲ್ಲ ಕಂಪ್ಯೂಟರ್ಗಳನ್ನು ಸಿದ್ಧಪಡಿಸ್ಕೊಂಡೆ. ಸಿದ್ಧಪಡಿಸ್ಕೊಂಡು ಮಕ್ಕಳಿಗೆ ಕಂಪ್ಯೂಟರ್ ಕಲಿಕೆಯನ್ನು ಮೊದಲು ಆರಂಭದಲ್ಲಿ ಶುರು ಮಾಡಿದೆ. ಮಕ್ಕಳಿಗೆ ಏನೋ ಒಂದು ರೀತಿ ಖುಷಿ ಶುರುವಾಯಿತು, ಏನೋ ಕಂಪ್ಯೂಟರ್ ಕಲಿಸ್ತಾರೆ ಕಂಪ್ಯೂಟರ್ ಕಲಿಸ್ತಾರೆ ಅಂತ. ಯಾಕಂದರೆ ಮಕ್ಕಳು ಕಂಪ್ಯೂಟರ್ನ ಓದೋದು ಬೇರೆ, ಕಂಪ್ಯೂಟರ್ನ ಮುಟ್ಟಿ ಅದನ್ನು ಮಾತಾಡಿಸೋ ಶೈಲಿ ಕೂಡ ಭಿನ್ನ ಇರುತ್ತೆ. ಯಾಕಂದರೆ ನಮ್ಮ ವಿಜ್ಞಾನದಲ್ಲಿ ಕೂಡ ನಾವು ಹೇಳ್ತಾ ಹೋದ್ವಿ ಕಲಿಕೆಯಲ್ಲಿ, ಮಕ್ಕಳು ನೋಡಿದಕ್ಕಿಂತ ಮುಟ್ಟಿ ಕಲಿಯೋದ್ರಲ್ಲಿ ಹೆಚ್ಚು ಅವರಿಗೆ ಅದು ಪರಿಣಾಮಕಾರಿ ಆಗುತ್ತೆ ಅಂತ. ಸೊ ಆ ದೃಷ್ಟಿಕೋನ ಇಟ್ಕೊಂಡು ಮಕ್ಕಳಿಗೆ ಕಂಪ್ಯೂಟರ್ ಕಲಿಕೆಯನ್ನು ಶುರು ಮಾಡಿದೆ. ಸ್ವಲ್ಪ ತಿಂಗಳು ಮಾಡಿದ ತಕ್ಷಣನೇ ಅದು ಹೆಚ್ಚು ಪ್ರಚಾರ ತಗೊಳತು, ಜನರಲ್ಲೂ ಕೂಡ ಅದ ರೀತಿ ಸಕಾರಾತ್ಮಕ ಸ್ಪಂದನೆ ಬರಕ್ಕೆ ಶುರುವಾಯಿತು ನನಗೆ. ಸೊ ಆ ಬಂದ ತಕ್ಷಣನೇ ನಾನೇನು ಯೋಚನೆ ಮಾಡಿದೆ, ಅಲ್ಲಿ ಕರೆಂಟ್ ಸರಿಯಾಗಿ ಸಿಕ್ಕಿದ್ದಿಲ್ಲ ನನಗೆ. ಸೊ ಸರ್ಕಾರ ಕೊಟ್ಟಂತ ನಮ್ದು ಆ CLC ಸೆಂಟರ್ UPS ಕೆಟ್ಟೋಗಿತ್ತು. ಊರಿನ ಯುವಕರಲ್ಲಿ ಒಂದಿಷ್ಟು ನಾನು ಬೇಡ್ಕೊಂಡ್ವಿ ನಮ್ಗೆ ಅನುಕೂಲ ಮಾಡಿಕೊಡಿ ಅಂತ. ಅವರು ಆರಂಭದಲ್ಲಿ UPS ಕೊಡುಗೆ ಕೊಟ್ಟರು. ಸೊ ಮಕ್ಕಳು 1 ವರ್ಷ ನಿರಂತರವಾಗಿ ಕಂಪ್ಯೂಟರ್ ಕಲಿಯಕ್ಕೆ ಶುರು ಮಾಡಿದರು. ಪ್ರತಿದಿನ ಕೊನೆಯ 2 ಪಿರಿಯಡ್ ಮಕ್ಕಳಿಗೆ ಬಹುತೇಕವಾಗಿ ಶಾಲೆಯಲ್ಲಿ ಆಟಕ್ಕೆ ಬಿಡ್ತೀವಿ. ನಾವು ದಿನವೈಜಿ ಒಂದು ದಿವಸ 5ನೇ ತರಗತಿ, ಒಂದು ದಿವಸ 6ನೇ ತರಗತಿ, ಒಂದು ದಿವಸ 7ನೇ ತರಗತಿ, ಆ ಮಕ್ಕಳಿಗೆ ಪ್ರತಿದಿನ ಕಂಪ್ಯೂಟರ್ ಬೇಸಿಕ್ ಏನಿದೆ ಅದನ್ನ ಕಂಪ್ಯೂಟರ್ ಆನ್ ಮಾಡೋದು ಹೇಗೆ, ಅಲ್ಲಿ ಹೇಗೆ ಅವ್ರು ಪೇಂಟಿಂಗ್ ಮಾಡಬೇಕು, ಹೇಗೆ ವರ್ಡ್ ಅನ್ನು ಟೈಪ್ ಮಾಡಬೇಕು, ಇದರ ಮಿನಿಮಮ್ ಒಂದಿಷ್ಟು ಕಲಿಕೆ ಶುರು ಮಾಡಿದ್ವಿ. ಇದು ಮಕ್ಕಳ ಜೊತೆಗೆ ಊರಲ್ಲೂ ಕೂಡ ಹೆಚ್ಚು ಪ್ರಭಾವವನ್ನು ಬೀರಿತು. ಇದ್ರ ಜೊತೆಗೆ ಮಕ್ಕಳಿಗೆ ಸ್ಮಾರ್ಟ್ ಕ್ಲಾಸ್ ಅಂತಕ್ಕಂಥ ಇತ್ತೀಚಿನ ಕಲಿಕೆಗಳಲ್ಲಿ ಮತ್ತು ಹೆಚ್ಚು ಪ್ರಭಾವ ಖಾಸಗಿ ಶಾಲೆಗಳಲ್ಲೂ ಹೆಚ್ಚು ಆಕರ್ಷಣೆ ಮಾಡ್ತದೆ ಈ ಸ್ಮಾರ್ಟ್ ಕ್ಲಾಸ್ ಅನ್ನೇ. ಸೊ ಅದ್ರ ಬಗ್ಗೆ ಕೂಡ ಒಂದು ಕನಸಿತ್ತು ನನಗೆ. ಸೊ ಇದು ಹೆಂಗೆ ನನಗೆ ಪರಿಣಾಮಕಾರಿಯಾಗಿ ಮತ್ತು ನನಗೆ ಪ್ರಭಾವವನ್ನು ಬೀರ್ತೋ ಮತ್ತು ಹೇಗೆ ಊರಿನವನ್ನ ಸಹಕಾರ ಕೊಟ್ಟರು, ಆ ದೃಷ್ಟಿಕೋನ ಇಟ್ಕೊಂಡು ಈ ಸ್ಮಾರ್ಟ್ ಕ್ಲಾಸ್ ಬಗ್ಗೆ ಕೂಡ ನಾನು ಮುಂದಕ್ಕೆ ಹೆಜ್ಜೆ ಇಡಕ್ಕೆ ಶುರು ಮಾಡಿದೆ. ಆರಂಭದಲ್ಲಿ ಸ್ವಲ್ಪ ಬಂತು, ಸಮಸ್ಯೆ ಆಯಿತು, ಆದರೂ ಸಹಕಾರ ಸಿಕ್ತು, ಒಂದು ಸ್ಮಾರ್ಟ್ ಕ್ಲಾಸನ್ನು ಪ್ರಾರಂಭ ಮಾಡಿದ್ವಿ. ನಾವು ಇವತ್ತು ನಂಬಲಿಕ್ಕೂ ಸಾಧ್ಯ, ನನ್ನ ಶಾಲೆಯಲ್ಲಿ ನನ್ನ ಮಕ್ಕಳು ಆ ಸ್ಮಾರ್ಟ್ ಕ್ಲಾಸ್ ಪಿರಿಯಡ್ ಅಂದ್ಬಿಟ್ರೆ ಸಾಕು, ಅಷ್ಟು ಖುಷಿ ಪಡ್ತಾರೆ. ನಮ್ಮ ತರಗತಿಯಲ್ಲಿ ನಾನು ಅಲ್ಲಿ 7ನೇ ತರಗತಿ ಕನ್ನಡ ಮಾಡ್ತಿದ್ದೆ. ಆರಂಭದಲ್ಲಿ ಕನ್ನಡದ ಎಲ್ಲ ಪದ್ಯಗಳನ್ನು ಆ ಸ್ಮಾರ್ಟ್ ಕ್ಲಾಸ್ ಬಳಸಿ ಆ ಮಕ್ಕಳಿಗೆ ಕಲಿಕೆಯನ್ನು ಮಾಡ್ತಿದ್ದೆ. ಜೊತೆಗೆ ಬಹಳ ಮುಖ್ಯವಾಗಿ ನನ್ನ ಇಂಗ್ಲಿಷ್ ಶಿಕ್ಷಕರು ಹೊಸ ಬಂದರೆ ಅವರಿಗೂ ಖುಷಿ ಆಯಿತು. ಅವರು ಇಂಗ್ಲಿಷ್ ಪದ್ಯಗಳೆಲ್ಲವನ್ನು ಕೂಡ ಸ್ಮಾರ್ಟ್ ಕ್ಲಾಸಲ್ಲೇ ಅವರು ಆ ಬಳಸಿ ಕಲಿಸಕ್ಕೆ ಶುರು ಮಾಡಿದರು. ನಮ್ಮಿಬ್ಬರನ್ನು ನೋಡಿದಂಥ ಹಿಂದಿ ಶಿಕ್ಷಕರಿದಾರಲ್ಲ, ಅವರು ಕೂಡ ಆ ಹಿಂದಿ ಪದ್ಯಗಳನ್ನು ಕೂಡ ಆ ಸ್ಮಾರ್ಟ್ ಕ್ಲಾಸಲ್ಲೇ ಕಲಿಸ್ತಾರೆ ಇವತ್ತು. ಸೊ ಈ ನಿಟ್ಟಿನಲ್ಲಿ ಒಬ್ಬರಿಂದ ಒಬ್ಬರಿಗೆ ಒಬ್ಬರಿಂದ ಒಬ್ಬರಿಗೆ ಪ್ರೇರಣೆ ಆಯ್ತಿದ್ದು, ಪ್ರೇರಣೆಯಾಗಿ ಮಕ್ಕಳ ಕಲಿಕೆ ಕೂಡ ಪ್ರಭಾವಕ್ಕೆ ಶುರುವಾಯಿತು. ಜೊತೆಗೆ ಸುಮ್ಮನೆ ಉದಾಹರಣೆ ಹೇಳೋದಾದ್ರೆ ಈ ಸ್ಮಾರ್ಟ್ ಕ್ಲಾಸ್ ಇದೆ, ಅದನ್ನು ಬಳಸಬೇಕಾದಾಗ ಪಠ್ಯಕ್ಕೆ ನಾವೊಂದು 7ನೇ ತರಗತಿಯಲ್ಲಿ ಒಂದು ಚಗಳಿ ಇರುವೆ ಅಂತ ಒಂದು ಪಾಠ ಇದೆ, KP ಪೂರ್ಣಚಂದ್ರ ತೇಜಸ್ವಿಯವರು ಬರೆದಿರುವಂತಹ ಒಂದು ಪಾಠ ಅದು. ನಾನು KP ಪೂರ್ಣಚಂದ್ರ ತೇಜಸ್ವಿಯವರನ್ನ ಪಾಠದಲ್ಲಿ ಎಷ್ಟು ಕವಿಕೃತಿ ಪರಿಚಯ ಇದ್ರೆ ಅಷ್ಟೇ ಹೇಳ್ಬಿಡ್ಬೋದು, ನನಗೆ ಲಿಮಿಟ್ ಇರೋದು ಅಷ್ಟೇ. ಬಟ್ ನಾನು ಮಕ್ಕಳಿಗೆ ಇನ್ನೂ ಮುಟ್ಟಬೇಕಲ್ಲ, KP ಪೂರ್ಣಚಂದ್ರ ಹೇಗೆ ಪರಿಸರ ಅರ್ಥ ಮಾಡಿಕೊಂಡ್ರು, ಹೇಗೆ ಅವರು ತಿಳ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ಆ ಪೂರ್ಣಚಂದ್ರ ತೇಜಸ್ವಿಯವರ ಒಂದು ಸಂದರ್ಶನವನ್ನು ಮಕ್ಕಳಿಗೆ ವಿಡಿಯೋ ಪ್ಲೇ ಅನ್ನು ತೋರಿಸೋದು, ಅದು ಮಕ್ಕಳಿಗೆ ಹೆಚ್ಚು ಪರಿಣಾಮ ಬೀರುತ್ತೆ. ಅದ್ರ ಜೊತೆಗೆ ಆ ಚಗಳಿ ಇರುವೆ ನಾನು ಎಷ್ಟೊತ್ತು ಪಾಠ ಮಾಡಿದ್ರು ಮಕ್ಕಳ ಮನಸ್ಸಲ್ಲಿ ಉಳಿಯಲ್ಲ ಅದು. ಆ ಚಗಳಿ ಇರುವುದು ನಮ್ಮ ನ್ಯಾಷನಲ್ ಜಿಯೋಗ್ರಫಿ ಚಾನಲ್ ಅಥವಾ ಏನು BBC ತರದ ಚಾನಲ್ ಹುಡುಕಿದ್ರೆ ಸಿಗುತ್ತೆ. ಆ ಚಗಳಿ ಇರುವೆ ವಿಡಿಯೋಗಳನ್ನು ಡೌನ್ಲೋಡ್ ಮಾಡ್ಕೊಂಡು ಮಕ್ಕಳಿಗೆ ಆ ಸಮಯದಲ್ಲಿ ಪ್ಲೇ ಮಾಡಿ ತೋರಿಸೋದು. ಇಲ್ಲದ್ರೆ ಏನಾಗುತ್ತೆ ಅಂದರೆ ಬರೀ ಪಠ್ಯ ಪರೀಕ್ಷೆ ಉತ್ತರ ಇಷ್ಟಕ್ಕೆ ಸೀಮಿತ ಆಗುತ್ತೆ. ಅದ್ರ ಆಚೆಗೆ ಏನು ನಮ್ಮ NCF ಮತ್ತು ಇತ್ತೀಚೆಗೆ ನಮ್ಮ RTEಗಳು ಏನು ಹೇಳ್ತವೆ, ಜ್ಞಾನವನ್ನು ಮಕ್ಕಳು ಕಟ್ಕೊಳ್ಬೇಕು, ತಮ್ಮ ಜ್ಞಾನವನ್ನು ತಾವೇ ಕಟ್ಕೊಳ್ಬೇಕು ಅಂತ ಏನು ಹೇಳ್ತಾ ಇದ್ದಾವೆ, ಅದಕ್ಕೆ ಪೂರಕವಾಗಿ ಇದು ಕೆಲಸ ಮಾಡೋಕ್ಕೆ ಶುರುವಾಯಿತು. ಸೊ ಈ ನಿಟ್ಟಿನಲ್ಲಿ ನಮ್ಮ ಆಧುನಿಕ ತಂತ್ರಜ್ಞಾನಗಳಿದ್ದಾವೆ ಅವನ್ನ ಬಳಸ್ಕೊಳ್ಬೇಕು. ಇನ್ನು ನಮ್ಮ ಕಂಪ್ಯೂಟರ್ ಇದೆ, ಸ್ಮಾರ್ಟ್ ಕ್ಲಾಸ್ ಇದೆ, ಇದಕ್ಕೇನು ಭಾಳ ಖರ್ಚು ಬೇಕಾಗಿಲ್ಲ, ಎಲ್ಲ ಸೇರಿದ್ರೆ ಒಂದು 60-70 ಸಾವಿರ ಖರ್ಚಾಗಿದೆ ಅಷ್ಟೇ. ಆದರೆ ಅದರಿಂದ ಮಕ್ಕಳಿಗೆ ಆಗ್ತಕ್ಕಂಥ ಪರಿಣಾಮ ಪ್ರಭಾವ ಇದೆಯಲ್ಲ, ಅದನ್ನು ನಿರೀಕ್ಷೆ ಮಾಡಕ್ಕೆ ಸಾಧ್ಯನೇ ಇಲ್ಲ.
1: ಸೊ ಇದು ಹೊಸತನ, ಇದು ಕಲಿಕೆ, ಇದನ್ನು ಹೇಳೋದಕ್ಕಿಂತ ಮಾಡಿ ತೋರಿಸೋದು ಒಳ್ಳೆಯದು
0: 100%. ಯಾಕಂದರೆ ಇದು ನಾನು ಎಷ್ಟು ಹೇಳಿದರೂ ಅದು ಗೊತ್ತಾಗಲ್ಲ, ಅದನ್ನು ಲೈವನ್ನು ನೋಡಿದಾಗಲೇ ಅದ್ರ ಪ್ರಭಾವ ಎಷ್ಟು. ಇದ್ರ ಜೊತೆಗೆ ಇನ್ನೊಂದು ಖುಷಿ ಏನಂದರೆ ಈ 1-4 ಮಕ್ಕಳಿದ್ದಾರೆ, ಅವ್ರು ಇಂಗ್ಲೀಷ್ ರೈಮ್ಸನ್ನು ಹೇಳೋದು ಬದಲು ದಿನ ಇಂಗ್ಲೀಷ್ ರೈಮ್ಸನ್ನು ಹಾಕಿ ಪ್ಲೇ ಮಾಡಿ ತೋರಿಸೋದು, ದಿನ ಅವ್ರ ಕಿವಿ ಕೇಳಿ ಕೇಳಿ ಕೇಳಿ ಒಂದು 4-5 ದಿವಸ ಕೇಳಿದ್ಮೇಲೆ ಅವರೇ ಅದ್ರ ಜೊತೆ ಹೇಳಕ್ಕೆ ಶುರು ಮಾಡ್ತಾರೆ. ಸೊ ಅದು ಭಾಳ ಇಂಪಾರ್ಟೆಂಟ್, ಮಕ್ಕಳಿಗೆ ಇದು ಹೆಚ್ಚು ಪರಿಣಾಮಕಾರಿ ಆಗುತ್ತೆ, ಈ ನಿಟ್ಟಿನಲ್ಲಿ ಕಲಿಕೆ ಅವ್ರಿಗೆ ಸುಲಭ ಆಗುತ್ತೆ. ಸೊ ಈ ಥರದ ಹೊಸ ಹೊಸ ತಂತ್ರಜ್ಞಾನಗಳನ್ನು ನಾವು ತರಗತಿಗಳೊಳಗಡೆ ತೆಗೆದುಕೊಂಡು ಹೋಗಲಿಕ್ಕೆ ಅನೇಕ ಅವಕಾಶಗಳು ಇದಾವೆ ನಮ್ಮ ನಡುವೆ. ಅವುಗಳನ್ನು ನಾವು
1: ಥಿಯರಿಯಾಗಿ 100 ಹೇಳೋದಕ್ಕಿಂತ ಈ ತರದ ಒಂದು ಪ್ರಾಕ್ಟಿಕ್

0: ಫಿಸಿಕಲ್ ಉದಾಹರಣೆಯನ್ನು ಅವರಿಗೆ ತೋರಿಸಿದರೆ ಅವರಿಗೆ ಇನ್ನೂ ಹೆಚ್ಚು ಮನದಟ್ಟಾಗತ್ತೆ. ಅದಕ್ಕೆ ಹೇಳಿದ್ದು, ನಿಮ್ಮ ಅದು ಹೇಗೆ ಮಾಡ್ತೀರಿ ಅದೇನು ಹೇಳೋದಕ್ಕಿಂತ ನಿಮ್ಮ ಅನುಭವ ಹೇಳ್ಕೊಳ್ಳಿ ಅಂದಾಗ ಅದು ಬಂದೇ.
1: ಅಂದ್ರೆ ಬಹಳ ಮುಖ್ಯವಾಗಿ ನಮ್ಮ ಎಲ್ಲ ಶಿಕ್ಷಕರಿಗೆ ಏನಿರ್ಬೇಕು ಸರ್ ಅಂದ್ರೆ ಮನಸ್ಸಿರ್ಬೇಕು ಆ ನಿಟ್ಟಿನಲ್ಲಿ. ಆ ಮನಸ್ಸಿತ್ತು ಅಂದ್ರೆ ಖಂಡಿತವಾಗಿ ಅರ್ಧ ದಾರಿಗೆ ಸಹ ಅವ್ರ ಮುಂದಕ್ಕೆ ಹೋದಾಗೆ ಬದ್ಧತೆ ಬೇಕು. ಜೊತೆಗೆ
0: ನಿಮ್ಮ ಭಾಗ ಅಂತ ಹೇಳಿದ್ರೆ ನೀವು ಆ ಕಡೆ ಹಗರಿಬೊಮ್ಮನಹಳ್ಳಿ ಕಡೆಯವರು, ಅಲ್ಲಿ ಶಿಕ್ಷಕರಿದ್ದೀರಿ, ಆದರೆ ಮಾಸ್ಟರ್ ರಿಸೋರ್ಸ್ ಪರ್ಸನ್ ಆಗಿ ರಾಜ್ಯದ ಎಲ್ಲಾ ಕಡೆ ಓಡಾಡ್ತಾ ಇದ್ದೀರಿ, ರಾಜ್ಯದ ಬೇರೆ ಬೇರೆ ಜಾಗಗಳಲ್ಲಿ ನೀವು ತರಬೇತಿಯನ್ನು ಕೊಡ್ತಾ ಇದ್ದೀರಿ, ಮೈಸೂರಲ್ಲೂ ಕೂಡ ತರಬೇತಿ ತಗೊಂಡು ಇದ್ದೀರಿ, ಕೊಟ್ಟು ಇದ್ದೀರಿ. ನೀವು ಮುಖ್ಯವಾಗಿ ಅದು ಈಶಾನ್ಯ ಭಾಗದ ಜಿಲ್ಲೆಗಳಿಂದ ಬಂದವರು, ಅದು ಎಜುಕೇಷನಲ್ಲಿ ಬ್ಯಾಕ್ವರ್ಡ್ ಜಿಲ್ಲೆಗಳು, ಅಲ್ಲಿ ಕಲಿಕೆ ಬಹಳ ಕಡಿಮೆ ಇದೆ, ಅಲ್ಲಿ ಕಲಿಯೋದಕ್ಕೆ ಜನಕ್ಕೆ ಆಸಕ್ತಿ ಇದ್ರೂ ಸೌಲಭ್ಯ ಇಲ್ಲ, ಏನೇನೋ ಕಾಮೆಂಟ್ಸ್ ಇದ್ದವು ಒಂದು ಕಾಲದಲ್ಲಿ. ಆದರೆ ಇವತ್ತು ಅಲ್ಲಿ ಎಲ್ಲ ರೀತಿಯ ಹೊಸ ಕಲಿಕೆಯ ಸಾಧ್ಯತೆಗಳನ್ನು ಅಲ್ಲಿನ ಶಿಕ್ಷಕರು ಬಳಸಿ ಒಂದು ಹೊಸತನವನ್ನು ತಂದಿದ್ದಾರೆ. ಮನೆಯಲ್ಲಿ ತಾವು ಸ್ವತಃ ಒಂದು ಲ್ಯಾಪ್ಟಾಪ್ ಅನ್ನು ತಗೊಂಡಾಗ ಅದನ್ನು ಹಾಗೆ ಕ್ಲಾಸಲ್ಲೂ ತಗೊಂಡೋಗಿ ಆ ಟೀಚರು ಒಂದು ಸಣ್ಣ ಲ್ಯಾಬೊರೇಟರಿಯನ್ನು ಮಾಡಿ ಒಂದು ಆಸಕ್ತಿ ಹುಟ್ಟಿಸಿರೋ ಕಥೆಯನ್ನು ಪತ್ರಿಕೆಯಲ್ಲಿ ಓದಿದ್ದೆ.
1: ಲ್ಯಾಂಗ್ವೇಜ್ ಲ್ಯಾಬ್ ಇದೆ ನಮ್ಮಲ್ಲಿ, ಕೆಲವು ಕಡೆ ಮಾಡಿದ್ರೆ ಅದನ್ನ ಮಕ್ಕಳಿಗೆ ಈಗ ಹೇಳ್ದಂಗೆ ಪ್ರೊನೌನ್ಸಿಯೇಷನ್ ಮಾಡೋದ್ರ ಬಗ್ಗೆ ಅಲ್ಲಿ ರೆಕಾರ್ಡ್ ಇರುತ್ತೆ, ಅದನ್ನ ಕೇಳ್ತಾರೆ, ಇವ್ರು ಮತ್ತೆ ಆ ತರ ಉಚ್ಚಾರಣೆ ಮಾಡ್ತಾರೆ, ಅಲ್ಲಿ ದೋಷಗಳನ್ನ ಅದು ಸ್ಪಷ್ಟವಾಗಿ ಹೇಳುತ್ತೆ. ಅಂದ್ರೆ ಉಚ್ಚಾರಣೆ ದೋಷಗಳನ್ನು ತಿದ್ಕೊಳ್ಳಿಕ್ಕೆ ಈ ತರದ ಟೆಕ್ನಾಲಜಿ ನಾವು ಬಳಸ್ಕೊಳ್ಳೋಕೆ ಸಾಧ್ಯತೆ ಇದೆ.
0: ಮತ್ತೆ ಅದು ಒಂದು ಧ್ವನಿ ಮುದ್ರಣ ಅಥವಾ ಒಂದು ನೋಡುವಂತ ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ಮಕ್ಕಳಲ್ಲಿ ಯಾವಾಗಲೂ ಸಿನಿಮಾ ಅಂದ್ರೆ ಖುಷಿಯಾಗಿ ಕೂತ್ಕೋತಾವಲ್ಲ, ಆ ಒಂದು ಭಾವನೆ ಎಲ್ಲರಲ್ಲೂ ಇರೋದ್ರಿಂದ ಖುಷಿಯಾಗಿ ಕಲಿತವೆ. ತೀರಾ ಅದು ಈಗ ತೋರಿಸ್ಲಿಕ್ಕೆ ಆಗಿಲ್ಲ ಅಂದ್ರೆ ಈಗ ಮೊಬೈಲ್ ಅಲ್ಲಿ ಎಲ್ಲ 4G ತಂತ್ರಜ್ಞಾನ ಬಂದಿದೆ, ವಿಡಿಯೋ ಅದರಲ್ಲೇ ಸಿಗುತ್ತೆ, ಇಂಟರ್ನೆಟ್ ಅಲ್ಲಿ ಎಲ್ಲ ಮೇಷ್ಟ್ ಹತ್ರ ಇದೆ, ಅದನ್ನೇ ಬಳಸ್ಕೊಂಡು ಅದರಲ್ಲಿರೋ ರೆಕಾರ್ಡಿಂಗ್ ಫೆಸಿಲಿಟಿಯನ್ನೇ ಕೂಡ ಬಳಸಿ ಮಾಡಬಹುದು. ಇದು ಹೊಸದನ್ನ ಕಲಿಯಿರಿ ಅಂತೇಳಿ ತರಬೇತಿಯಲ್ಲಿ ಹೇಳ್ಕೊಡ್ತೀವಿ.
1: ಖಂಡಿತವಾಗಿ ಸರ್, ಇದು ಪೂರಕವಾಗಿ ಇನ್ನೊಂದು ಪಾಯಿಂಟ್ ಸೇರಿಸಬೇಕಂದ್ರೆ ಈ ಮಕ್ಕಳಿಗೆ ನಾವು ಪ್ರಾಜೆಕ್ಟ್ ವರ್ಕ್ ಕೊಡ್ತೇವೆ. ಉದಾಹರಣೆ ಕನ್ನಡದಲ್ಲಿ ಒಂದು ವ್ಯಾಕರಣ, ಯಾರೋ ಒಬ್ಬ ಹುಡುಗನಿಗೆ ಕನ್ನಡದ ವ್ಯಾಕರಣದ ಆರಂಭದ ಒಂದು ಹುಡುಗಿಗೆ ಸಮಾಸಗಳು, ಒಂದು ಹುಡುಗಿಗೆ ಸಂಧಿಗಳು, ಈ ತರದೆಲ್ಲ ಪ್ರಾಜೆಕ್ಟ್ ವರ್ಕ್ ಕೊಡ್ತಿರ್ತೇವೆ. ಅವ್ರು ಏನ್ ಮಾಡ್ಬೇಕಂದ್ರೆ ಅವರೇ ಪ್ರಿಪರೇಷನ್ ಆಗ್ಬೇಕು. ಅವ್ರ ಪ್ರಿಪರೇಷನ್ ಆಗಿ ಮಕ್ಕಳಿಗೆ ಪ್ರೆಸೆಂಟೇಷನ್ ಮಾಡ್ತಾರೆ. ಆ ಪ್ರೆಸೆಂಟೇಷನ್ ಮಾಡೋದನ್ನ ನಾವು ರೆಕಾರ್ಡ್ ಮಾಡ್ತೇವೆ. ಆ ರೆಕಾರ್ಡ್ ಮಾಡಿ ಅದನ್ನ ಆ ಬಿಗ್ ಸ್ಕ್ರೀನ್ ಅಲ್ಲಿ ತೋರಿಸಿದಾಗ ಆ ಮಕ್ಕಳಿಗಾಗೋ ಖುಷಿನೇ ಬೇರೆ.
0: ಸಿನಿಮಾ ತೆಗೆದು ಅವ್ರನ್ನೇ ಹಾಕ್ದಂಗೆ ಆಗಿರುತ್ತೆ.
1: ಜೊತೆಗೆ ಇಷ್ಟಕ್ಕೆ ನಿಲ್ಸಲ್ಲ ಅದನ್ನ, ನಾವೇನ್ ಮಾಡ್ತೀವಿ ಇದನ್ನ, ಈಗ ಹೆಂಗ್ ನಮ್ಗೆ ಇಂಟರ್ನೆಟ್ ಇದೆ, ಯೂಟ್ಯೂಬ್ ಎಲ್ಲ ಅವಕಾಶಗಳಿದೆ,
0: ಫೇಸ್ಬುಕ್ ಅಲ್ಲೂ ಹಾಕಿ,
1: ಫೇಸ್ಬುಕ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೇವೆ. ಅವ್ರಿಗೆ ಆ ಯೂಟ್ಯೂಬ್ ಅಲ್ಲಿ ಲಿಂಕ್ ಅನ್ನು ಕೊಡ್ತೇವೆ, ಸ್ಕೂಲ್ ಹೆಸರಲ್ಲಿ ಹಾಕಿರೋದ್ರಿಂದ ಅವ್ರ ಮನೆಗೆ ಹೋಗಿ ತಮ್ಮ ಪೇರೆಂಟ್ಸ್ ಅಲ್ಲಿ ಡೌನ್ಲೋಡ್ ಮಾಡ್ತಾರೆ. ಅಲ್ಲಿ ಪೇರೆಂಟ್ಸ್ ಖುಷಿ ಪಡ್ತಾರೆ, ತಮ್ಮ ಮಕ್ಕಳನ್ನ ಆ ತರ ಯೂಟ್ಯೂಬ್ ಅಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ, ಅನೇಕ ಈ ತರ ಪಾಸಿಟಿವ್ ರೆಸ್ಪಾನ್ಸ್ ಇದೆ. ಸೊ ಈ ನಿಟ್ಟಿನಲ್ಲಿ ಒಂದು ಮಗು ಶಾಲೆಗೆ ಸರಿ ಓವಯಸ್ ಈ ತರ ಡ್ರಾಪ್ಔಟ್ ಇದ್ದ, ಅವನಿಗೆ ಸ್ವಲ್ಪ ಈ ತರ ಪುಷ್ ಮಾಡಿ ಈ ತರದ ಮಾಡಿ ತೋರಿಸಿದ ಮೇಲೆ ನೀವು ನಂಬ್ತಿರಲ್ಲ, ಈಗ ಒಂದೂವರೆ ವರ್ಷ ಆಯ್ತು ಅವ್ನು ಶಾಲೆ ಬಿಟ್ಟೇ ಇಲ್ಲ, ಈ ವರ್ಷ ನಮ್ಮ ಶಾಲೆಯಲ್ಲಿ ಮುಖ್ಯಮಂತ್ರಿ ಅವನು.
0: ಈ ಅನುಭವಗಳನ್ನೆಲ್ಲ ಆಗಾಗ್ಗೆ ನೀವು ಪತ್ರಿಕೆಗಳಲ್ಲಿ ಬರಿತಾ ಬಂದ್ರಿ, ಇತರರಿಗೆ ತಲುಪಿಸ್ತಾ ಬಂದ್ರಿ, ಮೋಟಿವೇಶನ್ ಚೆನ್ನಾಗಾಗಿದೆ. ಆದ್ರೆ ಅಂದುಕೊಂಡ ಮಟ್ಟಕ್ಕೆ ಬದಲಾವಣೆ ಆಗ್ತಾ ಇದೆಯಾ?
1: ಇಲ್ಲ ಸರ್, ಅದೇ ನಾನು ಅದಕ್ಕೆ ಆವಾಗಲೇ ಒಂದು ಪಾಯಿಂಟ್ ಹೇಳಿದ್ದೆ ನಾನು, ಶಿಕ್ಷಕರಲ್ಲಿ ಆ ಮನಸ್ಸು ಬರಬೇಕು, ಒಂದಿಷ್ಟು ಬದಲಾವಣೆ ಮಾಡಬೇಕು. ಯಾಕಂದ್ರೆ ಬಹುತೇಕರು ಎಲ್ಲರೂ ಹೇಳೋದು ಸರ್ಕಾರನೇ ಮಾಡಬೇಕು, ಸರ್ಕಾರನೇ ಕೊಡಬೇಕು, ಸರ್ಕಾರದಿಂದ ಆಗಬೇಕು ಅಂತ ಅನ್ಕೊಂಡು ಕುಂದ್ರೆ ಖಂಡಿತವಾಗಿ ಆಗಲ್ಲ. ಸೊ ನನಗೂ ಒಂದು ಜವಾಬ್ದಾರಿ ಇದೆ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇದೆ. ನಾನು ಆ ಜವಾಬ್ದಾರಿತ ವ್ಯಕ್ತಿ ಆಗಿದ್ದೇನೆ. ಯಾಕಂದ್ರೆ ನಮ್ಮ ರಾಧಾಕೃಷ್ಣವ್ರು ಒಂದು ಮಾತು ಹೇಳ್ತಾರೆ, ಶಿಕ್ಷಕನಾದಂಥವ್ರಿಗೆ ಅರ್ಹತೆ ಏನಿರ್ಬೇಕಂದ್ರೆ ತನ್ನ ವೃತ್ತಿಯನ್ನ, ತನ್ನ ವಿಷಯವನ್ನ, ತನ್ನ ಮಕ್ಕಳನ್ನ ಅವನು ಪ್ರೀತಿಸಬೇಕು. ಯಾರು ಇವು ಮೂರನ್ನ ಪ್ರೀತಿಸ್ತಾರೆ ಅವ್ರು ನಿಜವಾಗ್ಲೂ ಕೂಡ ಆ ಶಿಕ್ಷಕ ವೃತ್ತಿಗೆ ಅರ್ಹತೆಯನ್ನು ಪಡೀತಾರೆ ಅಂತ. ಸೊ ಇವು ಮೂರು ವಿಷಯಗಳನ್ನ ಯಾರು ಅರ್ಥ ಮಾಡ್ಕೊಳ್ತಾರೆ ಅವ್ರು ಖಂಡಿತವಾಗಿ ಆ ನಿಟ್ಟನ್ನು ಮುನ್ನಡೀತಾರೆ. ಈ ಉದಾಹರಣೆ ನನ್ನ ಶಾಲೆಯಲ್ಲಿ ನನ್ನ ಈ ತರ ಸ್ಮಾರ್ಟ್ ಕ್ಲಾಸ್ ಅನ್ನ ನೋಡಿ ನಮ್ಮ ಇನ್ನೊಬ್ಬ ಶಿಕ್ಷಕರು ಅವರು ಒಂದಿಷ್ಟು ಡೊನೇಷನ್ ಕಲೆಕ್ಟ್ ಮಾಡಿ ಒಂದು ಸೈನ್ಸ್ ಲ್ಯಾಬ್ ಮಾಡಿದ್ದಾರೆ. ನೀವು ನಂಬಲಿಕ್ಕೂ ಸಾಧ್ಯ ಇಲ್ಲ, ಒಂದು ಡಿಗ್ರಿ ಕಾಲೇಜಲ್ಲಿ ಕೂಡ ಆ ತರ ಸೈನ್ಸ್ ಲ್ಯಾಬ್ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಂತ ಅದ್ಭುತ ಸೈನ್ಸ್ ಲ್ಯಾಬ್ ಪ್ರೊಫೆಸರ್ ಯುವರಾವ್ ಹೆಸರಲ್ಲಿ ಸೈನ್ಸ್ ಲ್ಯಾಬ್ ಮಾಡಿದ್ದಾರೆ. ಪ್ರತಿದಿನ ಮಕ್ಕಳು ವಿಜ್ಞಾನ ಮತ್ತು ಗಣಿತ ಪಾಠಗಳನ್ನ ಆ ಸೈನ್ಸ್ ಲ್ಯಾಬ್ ಒಳಗಡೆ ಹೋಗಿ ಕುತ್ಕೊಂಡು ಮಾಡ್ತಾರೆ. ಅಂದ್ರೆ ಆ ಮಕ್ಕಳಿಗೆ ನಾವು ಪಿ ಯು ಸಿ ಓದ್ಬೇಕಾದ್ರೆ ನೋಡಿದ್ದು ಅವನ್ನೆಲ್ಲ, ಅವ ಏನು ಪ್ರಣಾಳಿಕೆ ಅಂದ್ರೆ ಏನು, ಗಾಜಿನಿಧಿ ಅಂದ್ರೆ ಏನು, ಅವ್ನು ನೋಡಿದ್ರು ಅವಾಗೆ. ಬಟ್ ನಮ್ಮ ಪ್ರೈಮರಿ ಸ್ಕೂಲ್ ಅಲ್ಲಿ ಅದು ಒಂದು ರೂರಲ್ ಮಟ್ಟದಲ್ಲಿ ಮಕ್ಕಳು ಅದನ್ನ ನೋಡ್ತಾರೆ ಅಂದ್ರೆ ಮುಂದೆ ಅದು ಯಾವ್ದೋ ರೀತಿ ಎಫೆಕ್ಟಿವ್ ಆಗಿ ಮುಂದೆ ಒಂದ್ ರೀತಿ ಖಂಡಿತವಾಗಿ ಧನಾತ್ಮಕ ಬದಲಾವಣೆ, ಆ ಮಗುನಲ್ಲಿ ಒಂದು ಪಾಸಿಟಿವ್ ರೆಸ್ಪಾನ್ಸ್, ಮತ್ತೆ ಜೊತೆಗೆ ಅವನು ಏನು ಈ ತರದೆಲ್ಲ ಕಲಿಕೆ ನೋಡ್ತಾನಲ್ಲ, ಅನುಭವಗಳನ್ನ ತಿಳ್ಕೊಳ್ತಾನೆ, ಅವ್ರ ಮುಖಾಂತರ ಖಂಡಿತವಾಗಿ ಬದಲಾವಣೆಗಳಾಗಲು ಸಾಧ್ಯತೆ ಇಳಿದಾವ.
0: ಖಂಡಿತ ಸುಪ್ರೀಮಟ್ರೆ, ನಿಮ್ಮ ಅನುಭವಗಳು ಶಿಕ್ಷಕರಿಗೆ ಮಾಸ್ಟರ್ ರಿಸೋರ್ಸ್ ಪರ್ಸನ್ ಆಗಿ ತಲುಪಿಸ್ತಾ ಇದ್ದೀರಿ, ಎಲ್ಲ ಕಡೆನೂ ಕೊಡ್ತಾ ಇದ್ದೀರಿ, ಅವರು ಹಾಗೆ ಸ್ಪಂದನೆ ಮಾಡಲಿ ಅಂತೇಳಿ ನಾವು ಕೂಡ ಭಾವಿಸ್ತೇವೆ. ಇನ್ನು ಗುರು ಬಸವರಾಜ್, ನೀವು ಕೂಡ ಅನೇಕ ಹೊಸ ಹೊಸ ರೀತಿಯ ಬರಹಗಳನ್ನ ಬರಿತಾ ಇದ್ದೀರಿ, ಶಿಕ್ಷಕರಿಗೆ ಸಾಕಷ್ಟು ಹೊಸದನ್ನ ಕೊಡ್ತಾ ಇದ್ದೀರಿ. ನಿಮ್ಮ ಅನುಭವದಲ್ಲಿ ಈ ತರದ ಬದಲಾವಣೆಗಳು ಎಲ್ಲೆಲ್ಲ ಆಗಿದೆ, ನಿಮ್ ಕಂಡು ಬಂದಂತದ್ದು, ನೀವು ಮಾಡಿದಂತದ್ದು ಎರಡು ಹೇಳಬಹುದಲ್ಲ?
2: ಖಂಡಿತವಾಗಿ ಸರ್. ಕಳೆದ ಈಗ 2 ವರ್ಷಗಳ ಹಿಂದೆ ನಾನು ಗದಗ್ ಜಿಲ್ಲೆ ನೇರ್ಲಿಗೆ ಶಾಲೆಗೆ ನನ್ನನ್ನ ಒಮ್ಮೆ ಆಹ್ವಾನ ಮಾಡಿದ್ರು. ಏನಕ್ಕೆ ಅಂತ ಹೇಳಿದ್ರೆ, ಅಲ್ಲಿ ಅವರು ಪ್ರತಿ ಶನಿವಾರ ನೋ ಬ್ಯಾಗ್ ಡೇ ಅಂತ ಆಚರಿಸ್ತಾ ಇದ್ರು, ವಿಶೇಷವಾದಂತ ಒಂದು ಕಾರ್ಯಕ್ರಮ. ಅಲ್ಲಿ ಅವತ್ತಿನ ದಿವಸ ಮಕ್ಕಳು ಬ್ಯಾಗ್ ತರ್ತಾ ಇರಲಿಲ್ಲ ಅವರು, ಅದಕ್ಕೆ ಬದಲಾಗಿ ವಿವಿಧ ಚಟುವಟಿಕೆಗಳನ್ನ ಅಲ್ಲಿ ಹಮ್ಮಿಕೊಂಡಿದ್ರು. ಪಠ್ಯಕ್ಕೆ ಪೂರಕವಾದಂತ ಪಠ್ಯೇತರ ಚಟುವಟಿಕೆಗಳನ್ನ ಹಮ್ಮಿಕೊಂಡಿದ್ರು. ಪ್ರಬಂಧ ಸ್ಪರ್ಧೆ ಇರ್ಬೋದು, ಪದ್ಯ ಗಾಯನ ಇರ್ಬೋದು,

0: ಇರ್ಬೋದು, ಉಕ್ತ ಲೇಖನಗಳನ್ನ ಹೇಳುವಂತದ್ದಿರ್ಬೋದು, ಗಾದೆ ಮಾತುಗಳ ವಿಸ್ತರಣೆ ಇರ್ಬೋದು, ಸರಳ ಪ್ರಯೋಗಗಳು, ಆಮೇಲೆ ಕಾಪಿ ಬರಹಕ್ಕೆ ಸಂಬಂಧಪಟ್ಟಂತದ್ದಿರ್ಬೋದು, ಗೋಡೆ ಪತ್ರಿಕೆ ತಯಾರಿಗೆ ಇರ್ಬೋದು, ಈ ತರ ಅನೇಕ ಚಟುವಟಿಕೆಗಳನ್ನ ಅಲ್ಲಿ ಮಾಡ್ತಾ ಇದ್ರು. ಅದನ್ನ ನೋಡಿದೆ ನಾನು, ನೋಡಿದ ನಂತರನು ಅದರ ಕುರಿತಾಗಿ ಒಂದು ಲೇಖನ ಸಹ ಮಾಡಿದೆ. ಅದ್ ನೋಡಿ ಬಂದ ನಂತರ ಇನ್ಸ್ಪೈರ್ ಆಗಿದೆ ಅಂತ ಹೇಳಿದ್ರೆ, ನಾನು ಯಾಕೆ ಅಲ್ಲಿ ಸಣ್ಣ ಹಳ್ಳಿಯಲ್ಲಿ ಮಾಡಿರ್ತಕ್ಕಂಥದ್ದನ್ನ ನನ್ನ ಶಾಲೆಯಲ್ಲಿ ಯಾಕೆ ಇದನ್ನ ಮಾಡಬಾರ್ದು ಅನ್ನೋಂತ ಒಂದು ಕನಸನ್ನ ನಾನು ಕಟ್ಕೊಂಡೆ. ಸುಮಾರು 1 ವರ್ಷಗಳ ಕಾಲ ಅದ್ರ ಬಗ್ಗೆ ನನ್ನ ಸಹೋದ್ಯೋಗಿ ಮಿತ್ರರೊಂದಿಗೆ, ಮುಖ್ಯ ಗುರುಗಳೊಂದಿಗೆ ಮತ್ತು ಸಮುದಾಯದೊಂದಿಗೆ ಚರ್ಚೆ ಮಾಡ್ತಲೇ ಬಂದೆ. ನಾನು ಸಹ ಪ್ರತಿ ಶನಿವಾರ ನಡೆಸೋದು ಅಂದ್ರೆ ಸುಲಭದ ಮಾತಲ್ಲ ಅದು, ಯಾಕಂದ್ರೆ 5 ಅವಧಿಗಳನ್ನ ಎಂಗೇಜ್ ಮಾಡಬೇಕು.
1: ಬ್ಯಾಗ್ ಇಲ್ಲ, ಪುಸ್ತಕ ಇಲ್ಲ,
0: ಬ್ಯಾಗ್ ಇಲ್ಲ, ಪುಸ್ತಕ ಇಲ್ಲ, ಹೇಗ್ ಮಾಡೋದು, ಆಕ್ಟಿವಿಟೀಸ್ ಮಾಡ್ಬೇಕು, ಎಷ್ಟು ಆಕ್ಟಿವಿಟೀಸ್ ಅಂತ ಮಾಡ್ಬೇಕು, ಇಡೀ 1 ವರ್ಷ ಅದನ್ನ ಪ್ಲಾನ್ ಮಾಡ್ತಾ ಮಾಡ್ತಾ ಮಾಡ್ತಾ ನಮ್ಮ ಶಾಲೆಯಲ್ಲಿ ಇರ್ತಕ್ಕಂತ ಸಹೋದ್ಯೋಗಿ ಮಿತ್ರರೊಂದಿಗೆ ಎಲ್ಲರೂ ಸೇರ್ಕೊಂಡು ಆಕ್ಷನ್ ಪ್ಲಾನ್ ರೆಡಿ ಮಾಡಿದ್ವಿ. ಅದರಲ್ಲಿ ಸುಮಾರು 35 ಚಟುವಟಿಕೆಗಳನ್ನ ಪಟ್ಟಿ ಮಾಡ್ಕೊಂಡ್ವಿ. ನಮ್ಮ ಶಾಲೆಯಲ್ಲಿ 350 ಮಕ್ಕಳು ಇದ್ರು, 350 ಮಕ್ಕಳನ್ನ 9 ಗುಂಪುಗಳಾಗಿ ಡಿವೈಡ್ ಮಾಡಿದ್ವಿ. ಪ್ರತಿ ಗುಂಪಿನಲ್ಲೂ 1ನೇ ತರಗತಿಯಿಂದ 7ನೇ ತರಗತಿಯ ಎಲ್ಲಾ ಮಕ್ಕಳು ಇರುವಂತೆ ಗುಂಪನ್ನ ಡಿವೈಡ್ ಮಾಡಿದ್ವಿ. ಪ್ರತಿ ವಾರ 9 ಗುಂಪಿಗೂ 9 ವಿವಿಧ ಚಟುವಟಿಕೆಗಳನ್ನ ಆಯೋಜನೆ ಮಾಡಿಕೊಂಡ್ವಿ. ಬೆಳಗಿನ 2 ಅವಧಿ ಸಾಮಾನ್ಯವಾಗಿ ಮಾಸ್ ಡ್ರಿಲ್ ಇರ್ತದೆ ಶನಿವಾರ, ಇನ್ನು 3 ಅವಧಿಗಳನ್ನ ನಾವು ಈ ನೋ ಬ್ಯಾಗ್ ಡೇಗೆ ಪೂರಕವಾಗಿರುವಂತಹ ಚಟುವಟಿಕೆಗಳನ್ನ ಹಮ್ಮಿಕೊಳ್ಳಕ್ಕೆ ಪ್ರಯತ್ನವನ್ನ ಶುರು ಮಾಡಿದ್ವಿ. ಪ್ರಾರಂಭ ಆಯ್ತು, ಹೇಗಾಗುತ್ತೋ ಏನಾಗುತ್ತೋ ಅನ್ನೋ ಒಂದಿಷ್ಟು ಗೊಂದಲಗಳು ಇದ್ವು ಪ್ರಾರಂಭದ 1-2 ವಾರಗಳಲ್ಲಿ, ಒಂದಿಷ್ಟು ಹರಿಬರಿ ಆಯ್ತು. ಆದ್ರೆ ಅದರ ನಂತರದಲ್ಲಿ ಉತ್ತಮವಾದಂತಹ ಒಂದು ಪ್ರತಿಫಲ ದೊರೆಯಕ್ಕೆ ಶುರುವಾಯ್ತು.
1: ಏನಂತ
0: ಹೇಳಿದ್ರೆ, ಮಕ್ಕಳಿಗೆ ಪಾಟಿ ಚೀಲ ಇಲ್ಲ ಅನ್ನೋದೇ ಒಂದು ಖುಷಿ. ಹಾಗಾದ್ರೆ ಚೀಲ ಇಲ್ಲದೇನೆ ಶಾಲೆಗೆ ಏನ್ ಕಲಿಬಹುದು ಅನ್ನೋದು ಪಾಲಕರಿಗೂ ಒಂದು ಇದಾಗಿತ್ತು. ಅವಾಗ ಅವ್ರನ್ನೂ ಬರ್ತಿದ್ರು, ಅಲ್ಲಿ ನಡೆಯುವಂತಹ ಚಟುವಟಿಕೆಗಳನ್ನು ನೋಡಿ ಅವರೇ ಆಶ್ಚರ್ಯ ಪಟ್ಬಿಟ್ರು. ಏನ್ ಸರ್ ಹಿಂಗೆಲ್ಲ ಕಲಿಸಬಹುದಾ?
1: ಕಲಿಸಿದ್ರಿ.
0: ನಾವು 1 ವಾರ ಗೋಡೆ ಬರಹ ತಯಾರಿಕೆ ಅಂತ ಒಂದು ಗುಂಪಿಗೆ ಇರ್ತಿತ್ತು, ಅದಕ್ಕೆ ಪೂರಕವಾಗಿ ಮಕ್ಕಳು ಪತ್ರಿಕೆಯಲ್ಲಿ ಬಂದಿರುವಂತ ಎಲ್ಲಾ ಕಟಿಂಗ್ಸ್ ಅನ್ನ ತರ್ತಿದ್ರು. ಕೆಲವು ಮಕ್ಕಳು ತಾವೇ ಬರಹಗಳನ್ನ ಬರ್ಕೊಂಡು ಬರ್ತಿದ್ರು, ಕವನಗಳನ್ನ ಬರ್ಕೊಂಡು, ಸಣ್ಣ ಸಣ್ಣ ಕತೆಗಳನ್ನ ಬರ್ಕೊಂಡು ಬರೋದಿರ್ಬೋದು, ಅಥವಾ ಪಠ್ಯ ಪುಸ್ತಕದಲ್ಲಿರುವಂತಹ ಒಂದಿಷ್ಟು ಬಾಕ್ಸ್ ಐಟಮ್ಗಳು ಏನಿರ್ತದೆ, ನಿಮಗೆ ಇದು ಗೊತ್ತೇ, ನಿನಗೆ ತಿಳಿದಿದೆ, ಅದನ್ನ ತಾವೇ ಬರ್ಕೊಂಡು ಬರೋರು. ಬರ್ಕೊಂಡು ಬಂದ್ರನ್ನ ಒಂದು ಡ್ರಾಯಿಂಗ್ ಶೀಟ್, ಅದಕ್ಕೆ ಪೇಸ್ಟ್ ಮಾಡಿ ಅದನ್ನೊಂದು ಗೋಡೆ ಪತ್ರಿಕೆ ತಯಾರಿ ಮಾಡ್ತಿದ್ರು ಒಂದು ಗುಂಪಿನಲ್ಲಿ. ಇನ್ನೊಂದು ಗುಂಪಿನಲ್ಲಿ ಸರಳ ಪ್ರಯೋಗಗಳು, ಪಾಠದಲ್ಲಿ ಪ್ರಯೋಗಗಳು ಅಂತ ಇರ್ತದೆ, ಅದನ್ನ ಸಾಮಾನ್ಯವಾಗಿ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಲ್ಯಾಬ್ಗಳು ಇಲ್ಲ. ಪರಮೇಶ್ವರಯ್ಯ ಸೊಪ್ಪಿಮಠ ಅಂತವರ ಶಾಲೆಗಳಲ್ಲಿ ಅದನ್ನ ಮಾಡ್ಕೊಂಡಿರ್ತಕ್ಕಂಥ ಸಾಧ್ಯತೆ ಇದೆ, ಶಿಕ್ಷಕರು ಮನಸ್ಸು ಮಾಡಿದ್ರು, ಬಟ್ ನಮ್ಮಲ್ಲಿ ಆ ತರದ ವ್ಯವಸ್ಥೆಯನ್ನು ಮಾಡ್ಕೊಳ್ಳಕ್ ಆಗಿರಲಿಲ್ಲ. ಸರಳ ಪ್ರಯೋಗಗಳಲ್ಲಿ ಮಕ್ಕಳು ತಾವೇ ಸ್ವತಃ ಪ್ರಯೋಗಗಳನ್ನ ಮಾಡಿ ಆ ಪ್ರಯೋಗವನ್ನು ಅನುಭವಿಸ್ತಾ ಇದ್ರು, ಆ ವಿಜ್ಞಾನದ ಕಲಿಕೆಯನ್ನ ಅನುಭವಿಸ್ತಾ ಇದ್ರು. ಹಾಗೆ ಗಾದೆ ಮಾತುಗಳ ವಿಸ್ತರಣೆ ಇರ್ಬೋದು, ಆಶುಭಾಷಣ ಇರ್ಬೋದು, ಎಷ್ಟು ಆಶ್ಚರ್ಯ ಆಗ್ತಿತ್ತು ಅಂತ ಹೇಳಿದ್ರೆ, ರೆಗ್ಯುಲರ್ ಕ್ಲಾಸ್ಗಳಲ್ಲಿ ಮೂಲೆಯಲ್ಲಿ ಕುತ್ಕೊಂಡು ಎಷ್ಟೇ ಮಾತಾಡಿಸಿದ್ರು ಮಾತಾಡದೆ ಇರುವಂತ ಹುಡುಗ ಆಶುಭಾಷಣ ಬಂದಾಗ ಅಥವಾ ಹಾಡುಗಾರಿಕೆ ಇದ್ದಾಗ ಎದ್ದು ಸಾರ್ ನಾನು ಹಾಡ್ತೀನಿ ಅಂತ ಬಂದು ನಿತ್ಕೊಂಡು ಮಾತಾಡಿದಾಗ ಆದಂತ ಅನುಭವ, ಆದಂತ ಖುಷಿ ಯಾವ ಪ್ರಶಸ್ತಿ ಕೊಟ್ಟರು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ.
1: ಈ ಕಲೆ, ಈ ಸ್ಕಿಲ್ ಇವೆಲ್ಲ ಏನಿದೆ ಆ ಮಕ್ಕಳಲ್ಲಿ ಇದ್ದೇ ಇರ್ತದೆ,
0: ಖಂಡಿತ.
1: ಅವುಗಳನ್ನು ಹೊರಗೆ ಒಂದಷ್ಟು ತರಬೇತಿ
0: ಬೇಕು,
1: ವೇದಿಕೆ ಬೇಕು. ಏನೇನು ಮಾಡಿಸ್ತಾ ಇದ್ದಾರೆ ಇವಾಗ?
2: ಬಹಳ ಮುಖ್ಯವಾಗಿ ನೀವ್ ಹೇಳ್ದಂಗೆ, ಪ್ರಪಂಚದಲ್ಲಿ ಹುಟ್ಟುವಂತ ಯಾವ ಮಗು ಕೂಡ ದಡ್ಡ ಅಲ್ಲ. ನಮ್ಮ ಶಿಕ್ಷಕರು ಮೊದಲು ಅರ್ಥ ಮಾಡ್ಕೊಂಡ್ಬಿಡ್ಬೇಕು ನಾವು ಅದನ್ನ. ಅವನಲ್ಲಿ ಯಾವ್ದಾದ್ರು ಒಂದ್ ಸ್ಕಿಲ್ ಇದ್ದೇ ಇರುತ್ತೆ ಅಂದ್ರೆ ಅವನು, ನಾವು ದಡ್ಡ ಅಂತೀನಿ ಅನ್ನೋದಾದ್ರೆ ನಾನು ಆ ಸ್ಕಿಲ್ ಅನ್ನು ಗುರುತಿಸುವಲ್ಲಿ ಸೋತಿದ್ದೇನೆ ಅಂತ ಅರ್ಥ. ಅಲ್ಲಿ
0: ಖಂಡಿತ
2: ಪಠ್ಯದಲ್ಲಿಲ್ಲ ಅಂದ ತಕ್ಷಣ ಅವನ ಜೀವನ ಅಲ್ಲ. ಪಠ್ಯದ ಹೊರತಾಗಿ ಸಾಕಷ್ಟು ಇದೆ. ಶಾಲೆಗೆ ಹೋಗಲಾರ್ದಂಗೆ, ಪಠ್ಯ ಕಲಿಲಾರ್ದಂಗೆ ಬೇಕಾದಷ್ಟು ಜನ, ಬೇಕಾದಷ್ಟು ಪ್ರತಿಭಾವಂತರಾಗಿ ದೇಶಕ್ಕೆ ಹೆಸರು ತಂದಂತ ಉದಾಹರಣೆಗಳು ಇದಾವೆ ನಮ್ಮ ನಡುವೆ. ಸೊ ಆಗಿರುವಾಗ ನಾವಿನ್ನೂ ಪಠ್ಯಕ್ಕೆ ಜೋರ್ ಬೀಳ್ತೇವೆ, ಅದನ್ನ ಬಿಟ್ಟು ಮೊದಲು ಹೊರ ಬರ್ಬೇಕು ನಾವು. ಪಠ್ಯದಲ್ಲಿ ಇಲ್ಲ ಅಂದ ತಕ್ಷಣ ಆ ಮಗು ಪಠ್ಯೇತರದಲ್ಲಿ ಇರ್ಬೋದು, ಹೆಂಗ್ ಗುರುಬಸರಾಜ್ ಹೇಳಿದ್ರೆ ಆತರ, ಅವನು ಉತ್ತಮ ಭಾಷಣಕಾರ ಇರ್ಬೋದು, ಉತ್ತಮ ಹಾಡುಗಾರ ಇರ್ಬೋದು, ಉತ್ತಮ ಚಿತ್ರಕಾರ ಇರ್ಬೋದು, ಇನ್ನೂ ಏನೋ ನಾಟಕಕಾರ ಇರ್ಬೋದು, ಏನೋ ಇರ್ಬೋದು ನಾವು. ಸೊ ನಾವು ಆ ನಿಟ್ಟಿನಲ್ಲಿ ಅವನಿಗೆ ಪ್ರೋತ್ಸಾಹ ಮಾಡುವಂತ ಕೆಲಸ ಮಾಡ್ಬೇಕು, ಒಂದು ಬಹಳ ಮುಖ್ಯವಾಗಿ. ಇದ್ರ ಜೊತೆಗೆ ನನಗೆ ಅನ್ಸೋದು ಬಹಳ ಮುಖ್ಯವಾಗಿ, ನಮ್ಮ ಶಿಕ್ಷಕರಾದಂತವರು ಬಹಳ ಗಂಭೀರವಾಗಿ ಈ ನಿಟ್ಟಿನಲ್ಲಿ ತಮ್ಮನ್ನು ತೊಡಸ್ಕೊಳ್ಬೇಕಾದಾಗ ಅನೇಕ ಸಮಸ್ಯೆಗಳು, ಸವಾಲುಗಳು ಅವ್ರಿಗೆ ಬರ್ತವೆ. ಯಾಕಂದ್ರೆ ಒಳ್ಳೇದಕ್ಕೆ ಹೆಚ್ಚು ಯಾವಾಗಲೂ ಅಪೋಸಿಟ್ ಇರುತ್ತೆ. ಸೊ ಹಂಗಂದಾಗ ಆ ಶಿಕ್ಷಕರು ಧೈರ್ಯ ಇಡಬಾರ್ದು, ಹಿಂದಕ್ಕೆ ಸರಿಬಾರ್ದು, ಮುಂದಕ್ಕೆ ಹೋಗ್ಬೇಕು. ಆ ಸವಾಲನ್ನ ಎದುರಿಸಿದಾಗೆ ನಾವೇನಾದ್ರೂ ಗೆಲ್ಲೋಕ್ ಸಾಧ್ಯ. ನಮ್ಮ ಹತ್ರ ಎಲ್ಲ ಇದೆ, ನಾವು ಅಷ್ಟಕ್ಕೊಂದು ಓದಿದ್ದೇವೆ, ದಿನ ಅಪ್ಡೇಟ್ ಆಗ್ತಿದ್ದೇವೆ, ಮೊಬೈಲ್ ಇಟ್ಕೊಂಡು ಎಷ್ಟು ಬಳಸಬಹುದ್ರಿ? ಮಕ್ಕಳು ಎಷ್ಟು ಪ್ರತಿಭಾ ಅಂತ ಗೊತ್ತೇ ಹೊತ್ತು. ನಮ್ಮ ಶಿಕ್ಷಕರು ಅಂದ್ರೆ ಮೊಬೈಲ್ ಬಳಸಲ್ಲ ಅಂತ ಹೇಳ್ತೀವಿ ನಾವು, ಆದ್ರೆ ಮಕ್ಕಳು ಎಷ್ಟು ಅದ್ಭುತ ಮೊಬೈಲ್ ಬಳಸ ನೋಡಿರಿ. ಇವತ್ತು ಮಕ್ಕಳಿಗೆ ಇವತ್ತಿನ ದಿನಮಾನಕ್ಕೆ ಏನ್ ಅಗತ್ಯ ಇದೆ ಅದನ್ನ ನಾನು ಕೊಡ್ಬೇಕು. ಶಿಕ್ಷಕನಾದಂತವ್ ಟೀಚರ್ಸ್ ಅಲ್ಲಿ ಓದಿದ್ದೆ, ಬಿಎಡ್ ಅಲ್ಲಿ ಓದಿದ್ದೆ, ಅಲ್ಲೇ ಇದ್ದೀನಿ ಅಂದ್ರೆ ಅಲ್ಲ. ಯಾಕಂದ್ರೆ ದಿನಕ್ಕೆ ದಿನ ಬದಲಾವಣೆ ಆಗ್ತಾ ಇರುತ್ತೆ. ಅದೇ ರೀತಿ ಬಹಳ ಮುಖ್ಯವಾಗಿ ಇನ್ನೊಂದು ಏನಂದ್ರೆ ನಾವು ಯಾವುದೋ ಪ್ಲೋಟೋ ಬಗ್ಗೆ ಹೇಳ್ತೀವಿ, ಅದು ಸೌರವದಲ್ಲಿ ಇದೆ ಇಲ್ಲ ಚರ್ಚೆ ನಡೀತಾ ಇರುತ್ತೆ. ನಾವು ಮಕ್ಕಳಿಗೆ ಹೇಳಬೇಕಾದಾಗ ನಾನು ಅದ್ರ ಬಗ್ಗೆ ಪರ್ಫೆಕ್ಟ್ ಆಗಿರಬೇಕು, ಎಷ್ಟು ನಾನು ನಾಲೆಡ್ಜಬಲ್ ಆಗಿರ್ತೀನಿ ಖಂಡಿತವಾಗಿ

0: ಕಾರ್ಯಕ್ರಮದ ಮೂಲಕ ಅವರ ಅಗತ್ಯದ ವಿಷಯವನ್ನು ಅವರೇ ಆಯ್ಕೆ ಮಾಡ್ಕೊಳ್ಳಿ, ಯಾರಿಂದ ತರಬೇತಿ ಬೇಕು ಅನ್ನೋದನ್ನ ಅವರು ಸಜೆಸ್ಟ್ ಮಾಡಿದ್ರೆ ಅವರನ್ನೇ ಕರೆಸಿ ತರಬೇತಿ ಕೊಡ್ತಕ್ಕಂತಹ ಒಂದು ಕಾರ್ಯಕ್ರಮ ಕೂಡ ಆಗ್ತಾ ಇದೆ. ಗುರು ಬಸವರಾಜ್, ನಿಮ್ಮಲ್ಲಿ ಈಗ ಸಾಕಷ್ಟು ಕಾರ್ಯಕ್ರಮಗಳು ನಡೀತಿರ್ತವೆ, ಶಿಕ್ಷಕರಿಗೆ ತರಬೇತಿಗಳನ್ನ ಕೊಡ್ತಾ ಇರ್ತೀರಿ, ತರಬೇತುದಾರರಾಗಿ ಹೋದಾಗ ಅವರಿಗೆ ಹೇಳಿಕೊಡ್ತೀರಿ, ಆದ್ರೆ ನೀವೇ ತರಬೇತಿ ಕೂಡ ಪಡೀಲಿಕ್ಕೆ ಅನೇಕ ಕಡೆ ರಾಜ್ಯಮಟ್ಟ ರಾಷ್ಟ್ರಮಟ್ಟದಲ್ಲೆಲ್ಲ ಹೋಗಿದ್ದೀರಿ, ಏನು ಹೊಸದನ್ನ ಕಲೀಲಿಕ್ಕೆ ನಿಮಗೆ ಸಿಕ್ತು, ನೀವು ಅವರಿಗೆ ಕೊಟ್ರಿ?
1: ಸರ್, ಪ್ರತಿ ದಿನನೂ ಪ್ರತಿ ಕ್ಷಣನು ಹೊಸದನ್ನ ಕಲಿಯೋದಕ್ಕೆ ಸಾಕಷ್ಟು ಅವಕಾಶಗಳು ನಮಗೆ ಇದಾವೆ. ಏನ್ ಅವಕಾಶಗಳು ಇದಾವ ಅಂತ ಹೇಳಿದ್ರೆ, ಇವತ್ತು ನಾವಿಲ್ಲಿ RTTCಯಲ್ಲಿ ಬಂದಿವಿ, ತರಬೇತಿಯನ್ನ ಪಡ್ಕೊಳ್ಳೋದಕ್ಕೆ ಬಂದಿದೀವಿ ಅಂತ ಹೇಳಿದ್ರೆ, ಇಲ್ಲಿ ಒಂದು 100 ಜನ ಸೇರಿದೀವಿ ನಾವು ಇವತ್ತು. ಈ 100 ಜನರಲ್ಲಿ 100 ಅನುಭವಗಳು ಇದೆ. ಅವ್ರಿಗೆ ಪಾಸಿಟಿವ್ ಆಗಿರ್ತಕ್ಕಂಥದ್ದು ನಮಗೂ ಪಾಸಿಟಿವ್ ಆಗುತ್ತೆ ಅನ್ನೋದು ಇಲ್ಲ. ನಾವು ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರೋದೇನಂತ ಹೇಳಿದ್ರೆ, ಅವ್ರ ಫೇಲ್ಯೂರ್ಸ್ ಏನು, ಯಾಕೆ ಅವರು ಆ ಯೋಜನೆಯಲ್ಲಿ ಫೇಲ್ಯೂರ್ ಆದ್ರು,
0: ಅಕಸ್ಮಾತ್ ನನಗೆ
1: ಬಂದು ಅದು ನನಗೆ ಬಂತು ಅಂತ ಹೇಳಿದ್ರೆ, ಆ ಫೇಲ್ಯೂರ್ ಅನ್ನ ನಾ ಸಕ್ಸಸ್ ಅನ್ನಾಗಿ ಹೇಗೆ ಮಾಡ್ಕೊಳ್ಬಹುದು ಅನ್ನೋದ್ರ ನಿಟ್ಟಿನಲ್ಲಿ ಒಂದಿಷ್ಟು ಆಲೋಚನೆಗಳನ್ನ ನಾವು ಶುರು ಮಾಡಬೇಕು. ಆ ಆಲೋಚನೆಗಳು ನಮ್ಮನ್ನ ಪ್ರಯೋಗಗಳಿಗೆ ಕರ್ಕೊಂಡು ಹೋಗ್ತವೆ.
0: ಆ ಪ್ರಯೋಗಗಳಾಗದ ಅಗತ್ಯ ಇದೆಯಾ ಅಂತ
1: ಇದೆ ಸರ್, ಖಂಡಿತ ಇದೆ. ಶಿಕ್ಷಣದಲ್ಲಿ ಹೊಸ ಹೊಸ ಪ್ರಯೋಗಗಳು ಆಗ್ಲೇಬೇಕಾಗಿದೆ. ಯಾಕೆ ಅಂತ ಹೇಳಿದ್ರೆ, ಇವತ್ತು ಶಿಕ್ಷಣ ಅನ್ನೋದು ನಿಂತ ನೀರಲ್ಲ, ಸದಾ ಚಲಿಸುವಂತದ್ದು. ಮಕ್ಕಳ ಕಲಿಕೆನೂ ಸಹ ಚಲನೆಯಲ್ಲೇನೆ ಇದೆ. ನಾವಿನ್ನೂ ಬಹುತೇಕ ಶಿಕ್ಷಕರಾದವರು 2G ಇದೀವಿ, 5G ಹೋಗ್ತಾ ಇದ್ದಾರೆ ಮಕ್ಕಳೀಗ. ಹಾಗಾಗಿ ಶಿಕ್ಷಕರಾದಂತವ್ರು ನಾವು ಸಹ ಆ ಮಕ್ಕಳ ವೇಗಕ್ಕೆ ತಕ್ಕಂತೆ ಹೋಗ್ಬೇಕು ಅನ್ನೋದಾದ್ರೆ, ನಾವು ಪ್ರಯತ್ನವನ್ನ ಪ್ರಯೋಗಗಳನ್ನ ಮಾಡಲೇಬೇಕು. ಆ ಪ್ರಯೋಗಗಳನ್ನ ಮಾಡುವಂತ ನಿಟ್ಟಿನಲ್ಲಿ ಒಂದಿಷ್ಟು ಎಡರು ತೊಡರುಗಳು ಬರ್ತವೆ. ಆ ಬಂದಂತ ಎಡರು ತೊಡರುಗಳನ್ನು ನಿವಾರಿಸಿಕೊಂಡು ಮುನ್ನುಗ್ಗಿದಾಗ ಒಂದು ಹೊಸ ಅನ್ವೇಷಣೆ ಶುರುವಾಗುತ್ತೆ, ಹೊಸ ಕಲಿಕೆ ಪ್ರಾರಂಭ ಆಗುತ್ತೆ.
0: ಅದಕ್ಕೆ ಪೂರಕವಾಗಿ ಊರಿನ ಜನ, ನಿಮ್ಮ ಸ್ಕೂಲ್ ಡೆವಲಪ್ಮೆಂಟ್ ಕೌನ್ಸಿಲ್ ನವರು, ಬೇರೆ ಬೇರೆ ವ್ಯಕ್ತಿಗಳು, ಉದ್ಯಮಿಗಳು, ಹಳೆಯ ವಿದ್ಯಾರ್ಥಿ ಸಂಘದವರು ಎಲ್ಲರೂ ಬರ್ತಾರೆ. ಅವ್ರಿಗೇನು ಅಂದ್ರೆ, ನಮ್ ಶಾಲೆ ಚೆನ್ನಾಗಿರ್ಬೇಕು, ನಮ್ ಶಾಲೆಗೆ ಏನೋ ಮಾಡಬೇಕು ಅಂತೇಳಿ ಅದು ಎಲ್ಲರಲ್ಲೂ ತುಡಿತಾ ಇದೆ. ಅದಕ್ಕೆ ಪೂರಕವಾಗಿ ನಮ್ಮ ಶಿಕ್ಷಕರು ಹೊಸ ಕಲೆಯನ್ನ ಕಲಿಬೇಕು, ಕಲಿಸಬೇಕು, ಇವೆಲ್ಲ ನಡೀತಾನೆ ಇರುತ್ತೆ. ಅದು ಇಲ್ಲ ಅನ್ನೋ ಮಾತೇ ಇಲ್ಲ. ಆದ್ರೆ ಎಲ್ಲೋ ಇತ್ತೀಚೆಗೆ ಹೊಸದಾಗಿ ವೈಯಕ್ತಿಕ ಸಂಬಂಧಗಳೇ ಕಳೆದು ಹೋಗ್ತಾ ಇದಾವೆ. ಶಿಕ್ಷಕ ಮತ್ತು ವಿದ್ಯಾರ್ಥಿ ನಡುವೆ ಪ್ರೀತಿ ವಿಶ್ವಾಸಗಳೇ ಇಲ್ದಂಗೆ ಆಗ್ತಾ ಇದೆ. ಆ ಮಾರಲ್ ಎಜುಕೇಷನ್ ಮತ್ತು ಸ್ಪಿರಿಚುವಲ್ ಎಜುಕೇಷನ್ ಅಂತ ಹಿಂದೆ ಒಂದು ಪೀರಿಯಡ್ ಇರ್ತಾ ಇತ್ತು, ಈಗ ಅದು ಇಲ್ವೇ ಇಲ್ಲ. ಏನಿದ್ರು ವ್ಯವಹಾರ, ಮೌಲ್ಯ ಶಿಕ್ಷಣ ಅನ್ನೋದಕ್ಕೆ ಅದು ಸುಮ್ಮನೆ ಒಂದು ಬರ್ಕೊಳ್ರಪ್ಪ, ಅದೊಂದು ಮೌಲ್ಯ ಅಂತೇಳಿ ಯುನೆಸ್ಕೋ ಹೇಗೆ ಒಂದು 84 ಮೌಲ್ಯಗಳ ಪಟ್ಟಿ ಕೊಟ್ಟಿದೆ, ಅವುಗಳನ್ನು ಪಾಠ ಮಾಡಿಬಿಟ್ರೆ ಮೌಲ್ಯಗಳು ಬರೋದಿಲ್ಲ. ನಮ್ಮ ನಡವಳಿಕೆಯಲ್ಲಿ ಅದನ್ನ ತರಬೇಕು,
2: ಅದು ಬಹಳ ಮುಖ್ಯ ಸರ್. ಇವತ್ತಿನ ದಿನಮಾನದಲ್ಲಿ ಅವೆಲ್ಲ ಇಲ್ಲೇ ಇರೋದ್ರಿಂದ ಶಿಕ್ಷಕನ ಜವಾಬ್ದಾರಿ ಹೆಚ್ಚಾಗಿದೆ ಅಂತ ನಾನು ಅಂದ್ಕೊಳ್ತೇನೆ. ಯಾಕಂದ್ರೆ ತಂದೆ ತಾಯಿ ಬಿಟ್ರೆ ನೆಕ್ಸ್ಟ್ ಮಕ್ಕಳು ಅನುಸರಿಸೋದು ಶಿಕ್ಷಕರನ್ನೇ. ಹಾಗಾಗಿ ಶಿಕ್ಷಕ ಹೇಗೆ ಮೌಲ್ಯಯುತ ಆಗಿರ್ತಾನೆ ಅದನ್ನ ಮಕ್ಕಳು ಫಾಲೋ ಮಾಡ್ತಾರೆ. ನಾ ತರಗತಿಯಲ್ಲಿ ಒಂದೇನೋ ಈ ತರದ್ದು ಕೆಟ್ಟ ಚಟಗಳು ಮಾಡಬಾರದು ಅಂತ ಹೇಳಿ ಹೊರಗಡೆ ಹೋಗಿ ನಾನೇ ಅದ ಚಟ ಮಾಡ್ತಿದ್ದೆ ಅನ್ನೋದಾದ್ರೆ, ಆ ಮಕ್ಕಳ ನಡುವೆ ಆ ಮೌಲ್ಯ ಖಂಡಿತವಾಗಿ ಸೋಲ್ತೇವೆ ಅಲ್ಲಿ. ಸೊ ಅದು ಬಹಳ ಮುಖ್ಯ. ಹಾಗಾಗಿ ಶಿಕ್ಷಕರಾದಂತವ್ರು ತಮ್ಮ ಮೌಲ್ಯವನ್ನು ಅರ್ಥ ಮಾಡ್ಕೋಬೇಕು. ಇನ್ನು ಅವಾಗಲೇ ನೀವು ಹೇಳಿದಾಗೆ ಸಮಾಜ STMC ಎಲ್ಲ ಇವತ್ತು ಶಾಲೆಗೆ ಏನಾದರೂ ಕೊಡ್ತಾರೆ ಅನ್ನೋದಾದ್ರೆ ಅವ್ರು ಪ್ರತಿಯೊಂದು ರೂಪಾಯಿ ಕೂಡ ಸರಿಯಾಗಿ ಯುಟಿಲೈಸ್ ಆಗುತ್ತೆ ಅನ್ನೋ ಅವ್ರಿಗೆ ಕನ್ಫರ್ಮೇಶನ್ ಬರಬೇಕು ಅವರಿಗೆ. ಆ ರೀತಿ ಬರುವಂತ ಹೊಣೆಗಾರಿಕೆ, ಅದು ಬರುವಂತ ಜವಾಬ್ದಾರಿಗಳು ಶಿಕ್ಷಕರ ಮೇಲೆ ಇರ್ತವೆ. ಹಾಗಾಗಿ ಶಿಕ್ಷಕ ಆ ನಿಟ್ಟಿನಲ್ಲಿ ತೊಡಕೋಬೇಕು ಅದನ್ನ.
0: ಗುರು ಬಸವರಾಜ್, ಇಷ್ಟೆಲ್ಲ ನಾವು ಮಾತಾಡ್ತೀವಿ, ಎಲ್ಲೋ ಒಂದ್ ಕಡೆ ಹೆಂಗು ಸಂಬಳ ಬರುತ್ತೆ ಬಿಡ್ರಿ, ಇನ್ನೇನು ಕಲಿಬಹುದು ಅನ್ನೋದು ಒಂದು ನೆಗೆಟಿವ್ ಆಟಿಟ್ಯೂಡ್ ಇದ್ರೆ, ಏನ್ ಹೊಸದ್ ಕಲಿಸ್ತಾನೆ ಇವನು, ಕಲ್ಸಪ್ಪ ನೋಡೋಣ ಅಂತ ಹೇಳಿ ಒಂಥರ ನಿರಾಸಕ್ತಿ ಧೋರಣೆಯನ್ನು ಕೂಡ ತಳಿಯುವಂತರ ಇರ್ತಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಸರ್ಕಾರಿ ಶಿಕ್ಷಣ ವಲಯ ಬಿಟ್ಟು ಖಾಸಗಿ ಶಿಕ್ಷಣ ವಲಯದಲ್ಲಿ ಅವರು ಶಿಕ್ಷಕರಾಗಿಯೇ ಅಲ್ಲಿ ಉಳ್ಕೋಬೇಕು ಅಂದ್ರೆ ಹೊಸ ಹೊಸದನ್ನ ತರಬೇಕು. ಆದ್ರೆ ಎಲ್ಲೋ ಒಂದು ಪಠ್ಯಪುಸ್ತಕದಲ್ಲಿರೋದನ್ನೇ ಬರ್ಸಿ ಓದಿಸಿ ಅದನ್ನೇ ಹೋಮ್ವರ್ಕು, ಅದೇ ಟೆಸ್ಟ್ಗಳೆಲ್ಲ ಮಾಡಿಸಿ ಅತಿ ಹೆಚ್ಚು ಅಂಕಗಳನ್ನು ತರಿಸ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ವಿನಃ ಸೃಜನಶೀಲ ಕಲಿಕೆ ಅಥವಾ ಒಂಥರ ಕ್ರಿಯೇಟಿವ್ ಲರ್ನಿಂಗ್ ಅನ್ನ ಅಲ್ಲಿ ತರಲಿಕ್ಕೆ ಆಗ್ತಾ ಇಲ್ಲ. ಆದರ್ಶಗಳ ಬಗ್ಗೆ ಮಾತಾಡ್ತೀವಿ, ಆದ್ರೆ ಪ್ರಾಕ್ಟಿಕಲ್ ಆಗಿ ನೋಡಿದ್ರೆ ಬರೀ ಮಾರ್ಕ್ಸ್ ಮಾತ್ರ ನೋಡ್ತಾ ಇದ್ದೀವಿ. ಈ ಖಾಸಗಿ ವಲಯದ ಶಿಕ್ಷಕರಿಗೂ ಮೋಟಿವೇಟ್ ಮಾಡಬೇಕು. ಹೆಂಗೆ ಮಾಡೋದು, ಅವರಿಗೆ ತರಬೇತಿಗಳು ಇರೋದಿಲ್ಲ, ಏನೂ ಇಲ್ಲ, ತರಬೇತಿಗಳು ಆಗಿರೋದಿಲ್ಲ. ಎಷ್ಟೋ ಸರ್ತಿ ಅವರು ಕ್ಷಣಕ ತರಬೇತಿಯನ್ನು ಕೂಡ ಮುಗಿಸಿರೋದಿಲ್ಲ, ಬರೀ ಡಿಗ್ರಿಯೋ ಅಥವಾ ಮತ್ತೊಂದು ಓದ್ಕೊಂಡು ಬಂದಿರ್ತಾರೆ, ಮಾಸ್ಟರ್ ಡಿಗ್ರಿ ಇವನ್ PhD ಎಲ್ಲ ಬಂದಿರ್ತಾರೆ. ಆದ್ರೆ ಶಿಕ್ಷಣದ ಒಂದು ಚೌಕಟ್ಟೊಳಗಡೆ ಅವರಿಗೆ ಒಂದಷ್ಟು ತರಬೇತಿ ಆದ್ರೆ ಚೆನ್ನಾಗಿರುತ್ತೆ. ಹೊಸದನ್ನ ಕಲಿಸ್ಲಿಕ್ಕೆ, ಸೃಜನಶೀಲವಾಗಿ ಕಲಿಸ್ಲಿಕ್ಕೆ ಏನ್ ತರಬೇತಿ ಬೇಕು ಅಂತೀರಿ?
1: ಈಗ ಖಾಸಗಿ ಶಾಲೆಯಲ್ಲಿರುವಂತಹ ಎಲ್ಲಾ ಶಿಕ್ಷಕರು ನಿರಾಸದಾಯಕರಾಗಿದ್ದಾರೆ ಅಂತ ಏನ್ ಹೇಳಿಕ್ ಆಗಲ್ಲ. ಅಲ್ಲಿನೂ ಸಹ ಒಂದಿಷ್ಟು ಜನ ಶಿಕ್ಷಕರಲ್ಲಿ ತುಡಿತಾ ಇದೆ. ನಾವು ಏನಾದರೂ ಡಿಫ್ರೆಂಟ್ ಆಗಿ ಮಾಡಬೇಕು ಅನ್ನೋಂತ ತುಡಿತಾ ಇರುವಂತ ಶಿಕ್ಷಕರು ಅಲ್ಲಿದ್ದಾರೆ. ಅಂತವ್ರು ಏನ್ ಮಾಡ್ತಾರಂತ ಹೇಳಿದ್ರೆ ಕೆಲವೊಂದಿಷ್ಟು ಕ್ರಿಯಾಶೀಲ ಶಿಕ್ಷಕರ ಬಳಗವನ್ನ ಸೇರ್ಕೊಳ್ತಾರೆ. ಅವರು ಬಂದು ಸರ್

0: ನಿಮ್ಮ ಸರ್ಕಾರಿ ಶಾಲೆಗಳಲ್ಲಿ ಏನೇನು ಹೊಸ ಹೊಸ ಚಟುವಟಿಕೆಗಳನ್ನು ನೀವು ಮಾಡ್ತಾ ಇದ್ದೀರಿ, ನಮಗೂ ಒಂದಿಷ್ಟು ಹೇಳಿಕೊಡಿ ಅಂತ ಕೇಳ್ತಾರೆ ಅವರು. ಸಣ್ಣ ಸಣ್ಣ ಗುಂಪುಗಳಲ್ಲಿ ಚರ್ಚೆ ಆಗುತ್ತೆ, ಆ ಚರ್ಚೆ ಆಗಿರ್ತಕ್ಕಂಥದ್ದನ್ನು ಅವರು ತಮ್ಮ ತರಗತಿಗಳಲ್ಲಿ ಅಳವಡಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಇನ್ನೊಂದಿಷ್ಟು ಜನ ಶಿಕ್ಷಕರು ಅವರು ಬರಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅವರ ಯೋಚನಾ ಒಂದು ಮಾರ್ಗನೂ ಅಷ್ಟಕ್ಕೇ ಇದೆ. ಅದಕ್ಕೆ ಕಾರಣವೂ ಅನೇಕ ಇರ್ಬೋದು. ಅದು ಅವರ ಮ್ಯಾನೇಜ್ಮೆಂಟ್ನ ಒಂದು ಪಾಲಿಸಿ ಇರ್ಬೋದು, ಅಥವಾ ಅವರಿಗೆ ಸಿಗ್ತಕ್ಕಂಥ ಕಡಿಮೆ ಸಂಬಳ, ನನಗೆ ಇಷ್ಟೇ ಸಿಗುತ್ತೆ ಇಷ್ಟರಲ್ಲಿ ನಾನು ಯಾಕೆ ಹೆಚ್ಚು ಮುಂದುವರಿಬೇಕು ಅನ್ನುವಂಥದ್ದು, ನಾನು ಯಾಕೆ ತಲೆ ಬಿಸ್ಕೆ ಮಾಡಿಸ್ಕೊಳ್ಬೇಕು ಅನ್ನುವಂಥದ್ದು ಇರ್ಬೋದು. ಮತ್ತು ಪಾಲಕರ ಒತ್ತಾಸೆ ಇದೆ. ಏನು ಅಂತ ಹೇಳಿದ್ರೆ ಓನ್ಲಿ ಮಾರ್ಕ್ಸ್, ಮಾರ್ಕ್ಸ್ ಓರಿಯೆಂಟೆಡ್. ನನ್ನ ಮಗಗ A+ ಬರಬೇಕು, 95% ಬರಬೇಕು, 97% ಬರಬೇಕು, ಅದು ಅಷ್ಟೇ ಅವ್ರ ತಿಳಿಯಾಗಿರುತ್ತೆ, ಅಷ್ಟನ್ನೇ ಕಲಿಸ್ಬೇಕು ಅಂತ ಹೇಳಿ. ಹಾಗಾಗಿ ಇದೆಲ್ಲದರ ಆಚೆಯನ್ನು ಸಹ ಅವ್ರಿಗೆ ಒಂದಿಷ್ಟು ತರಬೇತಿ ಬೇಕಾಗ್ತದೆ. ಏನ್ ತರಬೇತಿ ಅಂತ ಹೇಳಿದ್ರೆ, ಬಹುಮುಖ್ಯವಾಗಿ ಖಾಸಗಿ ಶಾಲೆಗಳಲ್ಲಿ ಮಗುವನ್ನು ಅರ್ಥ ಮಾಡಿಕೊಳ್ಳೋದು ಯಾಕೆ ಇಂಪಾರ್ಟೆಂಟ್ ಅನ್ನುವಂಥದ್ರ ನಿಟ್ಟಿನಲ್ಲಿ ತರಬೇತಿ ಬೇಕಾಗುತ್ತೆ. ಇವತ್ತು ಇರತಕ್ಕಂಥ ಶಿಕ್ಷಣ ಪದ್ಧತಿ ಮಗು ಕೇಂದ್ರಿತ ಶಿಕ್ಷಣ ಪದ್ಧತಿ, ಆದರೆ ಖಾಸಗಿ ಶಾಲೆಗಳಲ್ಲಿ ಇರತಕ್ಕಂಥ ಶಿಕ್ಷಣ ಪದ್ಧತಿ ಸಂಪೂರ್ಣವಾಗಿ ಶಿಕ್ಷಕ ಕೇಂದ್ರಿತ ಶಿಕ್ಷಣ ಪದ್ಧತಿನೇ ಇದೆ. ಈಗಲೂ ಸಹ ಅಲ್ಲಿ ಗಪ್ ಚುಪ್, ಕೈ ಕಟ್, ಬಾಯ್ ಮುಚ್ ಈ ತರದ್ದು. ಆದರೆ ಮಗು ಕೇಂದ್ರಿತ ಶಿಕ್ಷಣ ಪದ್ಧತಿಯಲ್ಲಿ ಇದೀಗ ಯಾವಕ್ಕೂ ಅವಕಾಶ ಇಲ್ಲ. ಮಗು ತನಗೆ ಬೇಕಾಗಿರುವಂಥದ್ದನ್ನ ಮುಕ್ತವಾಗಿ ಸ್ವತಂತ್ರವಾಗಿ ಶಿಕ್ಷಕರೊಂದಿಗೆ ಪ್ರಶ್ನೆ ಮಾಡೋದ್ರ ಮೂಲಕ ಸಂವಾದ ಮಾಡ್ತಾ ಮಾಡ್ತಾ ಕಲಿಬಹುದು.
1: ಸೊ ಬಹುಶಃ ನಾವು ಈ ವಿಷಯವನ್ನು ಹಿಂಗೆ ಚರ್ಚೆ ಮಾಡ್ತಾ ಹೋದ್ರೆ ಕಲಿಯುವ ಸ್ಕಿಲ್ಸ್ ಪಟ್ಟಿ ಇಷ್ಟು ಉದ್ದವಾಗಿರುತ್ತೆ, ಹೇಳ್ತಾ ಹೋದ್ರೆ ವಿಷಯಗಳು ಅಷ್ಟೇ ಉದ್ದ ಆಗ್ತವೆ. ಆದ್ರೆ ಒಂದೆಲ್ಲೋ ಸಾಮಾನ್ಯ ಚಟುವಟಿಕೆಗಳ ಮೂಲಕ ಸಾಮಾನ್ಯ ಮಕ್ಕಳನ್ನ ಅಸಾಮಾನ್ಯರನ್ನಾಗಿ ಪರಿವರ್ತನೆ ಮಾಡೋ ಸಾಧ್ಯತೆಗಳು ಇದ್ದೇ ಇದ್ದಾವೆ. ಅಂತಹ ಕೆಲವು ಚಟುವಟಿಕೆಗಳನ್ನ ನಾವು ರೆಗ್ಯುಲರ್ ಆಗಿ ಮಾಡ್ತಾ ನಮ್ಮ ಪರಿಧಿಯಲ್ಲೇನೆ ಪಠ್ಯಪುಸ್ತಕದಲ್ಲೇ ಇರೋ ವಿಷಯಗಳನ್ನ ಹೊಸ ರೀತಿಯಲ್ಲಿ ಹೇಳಲಿಕ್ಕೆ, ನಾನೆಲ್ಲೋ ಓದ್ತಾ ಇದ್ದೆ ತ್ರಿಭುಜಗಳನ್ನ ಮಾಡೋದು ಹೇಗೆ ಅಥವಾ ತ್ರಿಭುಜಗಳ ಬಗ್ಗೆ ಪಾಠ ಮಾಡೋದು ಹೇಗೆ ಅಂತ ಹೇಳಿ ಮೇಸ್ಟರ್ ಕ್ಲಾಸಿಗೆ ಬಂದ್ರಂತೆ. ಮಕ್ಕಳೆಲ್ಲ ತ್ರಿಭುಜಗಳು ಅಂತಿದ್ದಂಗೆ ಆ ಅನ್ನಕ್ಕೆ ಶುರು ಮಾಡಿದ್ರಂತೆ. ಅವರು ಓಹೋ ಈ ಮಕ್ಕಳಿಗೆ ಇದು ಇಂಟ್ರೆಸ್ಟ್ ಆಗ್ಲಿಕ್ಕಿಲ್ಲ ಅಂತ ಹೇಳಿ, ಏ ಮಕ್ಕಳೇ ನಾವೆಲ್ಲ ಈಗ ಒಂದು ದೋಣಿ ಮಾಡಿಬಿಟ್ಟು ನೀರಲ್ಲಿ ಬಿಡೋಣ ಅಂದ್ರಂತೆ. ಖುಷಿಯಾಗಿ ದೋಣಿ ಮಾಡ್ಲಿಕ್ಕೆ ಎಲ್ಲ ಒಂದೊಂದು ಪೇಪರ್ ಹರ್ಕೊಂಡ್ರು ಅಂತ, ಎಕ್ಸೈಜ್ ಇಂದ ಒಂದೊಂದು ಹಾಳೆ ಹರ್ಕೊಂಡ್ರು, ದೋಣಿ ಮಾಡಿದ್ರು, ದೋಣಿ ಚಂದ ಆಯ್ತು. ಈಗ ಮೇಸ್ಟರ್ ಹೇಳಿದ್ರು ದೋಣಿಯನ್ನ ಬಿಚ್ಚುರಿ ಅಂತ. ಬಿಚ್ಚಿದ್ಮೇಲೆ ಈ ದೋಣಿ ಮಡಚುವಾಗ ನೀವು ಯಾವ್ಯಾವ ಶೇಪ್ಗಳಲ್ಲಿ ಮಡಚಿದ್ರಿ, ಮೊದಲು ಚೌಕ ಮಾಡ್ಕೊಂಡ್ರಿ, ಅದನ್ನ ಅರ್ಧ ಭಾಗಕ್ಕೆ ಮಡಚಿದಾಗ ಒಂದು ಕೊನೆಯಿಂದ ಇನ್ನೊಂದು ಕೊನೆಗೆ ಅಲ್ಲಿ ದೊಡ್ಡ ತ್ರಿಭುಜ ಬಂತು, ಓಪನ್ ಮಾಡಿದಾಗ ನಿಮಗೆ ಚತುರ್ಭುಜ ಸಿಕ್ತು, ಮತ್ತೆ ಚಿಕ್ಕ ಚಿಕ್ಕದು ಮಾಡ್ತಾ ಹೋದಾಗ ಚಿಕ್ಕ ಚಿಕ್ಕ ತ್ರಿಭುಜಗಳು ಚತುರ್ಭುಜಗಳು ತ್ರಿಭುಜಗಳು ಚತುರ್ಭುಜಗಳು, ಪಾಠ ಮುಗಿಯಿತು.
2: ಅದರಲ್ಲೇ ಪೈಥಾಗರಸ್ ಪ್ರಮೇಯನೂ ಬರುತ್ತೆ,
1: ಎಲ್ಲವೂ ಬರ್ತವೆ. ಹೀಗಾಗಿ ಪಾಠವನ್ನ ಆಟದ ಮೂಲಕ, ಆಟವನ್ನ ಪಾಠದ ಮೂಲಕ ಎಲ್ಲವೂ ಸಾಧ್ಯ ಇದೆ. ಹೊಸ ಕಲಿಕೆಗೆ ಶಿಕ್ಷಕರು ಕೂಡ
2: ತೊಡಸ್ಕೊಳ್ಳಿ,
1: ತೆರೆದ ಮನಸ್ಸಿನಿಂದ ಒಪ್ಕೊಳ್ಳಬೇಕು ಅವರು.
2: ಇಲ್ಲದೆ ಹೋದ್ರೆ ಅನಿವಾರ್ಯ ಪರಿಸ್ಥಿತಿ ಸರ್ ಇವತ್ತಲ್ಲಿ. ಯಾಕಂದ್ರೆ ನಾವು ಇವತ್ತು ಯೋಚನೆ ಮಾಡ್ತಿಲ್ಲ, ಇವತ್ತು ನಾವು ಕಲಿಸ್ತಕ್ಕಂಥ ಮಕ್ಕಳು ಮುಂದಿನ ದೇಶದ ಭವಿಷ್ಯದ ಪ್ರಜೆಗಳು, ಇಡೀ ಭವಿಷ್ಯ ನಿಂತಿರೋದು ಅವ್ರ ಮೇಲೆ. ಇವತ್ತು ನಾವು ಅವ್ರನ್ನ ಸಬಲರಾಗಿ ಮಾನಸಿಕವಾಗಿ ದೈಹಿಕವಾಗಿ ಮತ್ತು ಎಲ್ಲದರಲ್ಲೂ ಅವ್ರನ್ನ ನಾವು ಸಬಲರ ಮಾಡದೇ ಹೋದ್ರೆ ನಿಜವಾಗ್ಲೂ ದೇಶ ಸೋಲುತ್ತೆ. ಸೊ ಆ ನಿಟ್ಟಲ್ಲಿ ಯೋಚನೆ ಮಾಡ್ಬೇಕು ನಾವು. ನಾವು ಮಕ್ಕಳಿಗೆ ಕಲಿಸ್ತಿದೀವಿ ಅಂದ್ರೆ ಇವತ್ತಿದೆಲ್ಲ ಅದು ಮುಂದಿನ ದೇಶದ ಭವಿಷ್ಯ ನಿಂತ್ಕೊಂಡಿದೆ ಅಲ್ಲಿ. ಅವ್ರ ಎಲ್ಲ ದೃಷ್ಟಿಕೋನದಲ್ಲಿ ಆರೋಗ್ಯ ಇರ್ಬೋದು, ಅವ್ರ ಬೌದ್ಧಿಕ ಮಟ್ಟ ಇರ್ಬೋದು, ಶೈಕ್ಷಣಿಕ ಮಟ್ಟ ಇರ್ಬೋದು, ಕಲಿಕಾ ಮಟ್ಟ ಇರ್ಬೋದು, ಸ್ಕಿಲ್ ಇರ್ಬೋದು, ಏನೇ ಇರ್ಬೋದು, ಅವೆಲ್ಲವೂ ಮುಂದಿನ 10 ವರ್ಷ 15 ವರ್ಷಕ್ಕೆ ಅದು ಫಲ ಕೊಡುತ್ತೆ. ಅದ್ರ ಮೇಲೆ ದೇಶದ ಭವಿಷ್ಯ ನಿಂತ್ಕೊಂಡಿರುತ್ತೆ. ಸೊ ಇದನ್ನ ಶಿಕ್ಷಕರಂತ ಅರ್ಥ ಮಾಡ್ಕೋಬೇಕು.
1: ಸೊ ಆ ನಿಟ್ಟಿನಲ್ಲಿ ಬೇಕಾದ ಒಂದು ಕೌಶಲ್ಯವನ್ನು ಅವರು ಕಲ್ತ್ಕೋಬೇಕು ಮತ್ತು ಕಲಿಸಬೇಕು. ಆ ನಿಟ್ಟಿನಲ್ಲಿ ಕೆಲಸ ಆಗುತ್ತೆ ಅಂತ ಹೇಳಿ ನಾವು ಕೂಡ ಭಾವಿಸ್ತೇವೆ. ಇನ್ನೂ ಹೆಚ್ಚಿನ ಹೇಳೋದಿದೆ, ಆದ್ರೆ ಈ ಸಮಯದ ಅವಕಾಶ ಇಷ್ಟೇ ಇರೋದ್ರಿಂದ ಮತ್ತೊಂದು ಯಾವ್ದಾದ್ರು ಕಾರ್ಯಕ್ರಮದಲ್ಲಿ ಇದ್ರ ಬಗ್ಗೆ ಹೆಚ್ಚಿನದನ್ನ ನಾವು ಚರ್ಚೆ ಮಾಡೋಣ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಷ್ಟೆಲ್ಲ ಮಾಹಿತಿಯನ್ನ ಕೊಟ್ಟಂತಹ ಪರಮೇಶ್ವರ ಎಸ್ ಒಪ್ಪಿಮಟ್ರಿಗೆ ಮತ್ತೆ ಆರ್ಬಿ ಗುರುಬಸವರಾಜ್ ನಿಮ್ಮಿಬ್ಬರಿಗೂ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ.
3: ನಮಸ್ಕಾರ. ಇದುವರೆಗೆ ವೃತ್ತಿ ಮಾರ್ಗದರ್ಶನ, ಇದರಲ್ಲಿ ಶಿಕ್ಷಕ ತರಬೇತಿ ಮತ್ತು ಕೌಶಲ್ಯ ಅಭಿವೃದ್ಧಿ ಹಾಗೂ ಉದ್ಯೋಗ ಅವಕಾಶಗಳು ಈ ಕುರಿತು ಪರಮೇಶ್ವರ ಸೊಪ್ಪಿನ ಮಠ ಹಾಗೂ ಆರ್ಬಿ ಗುರುಬಸವರಾಜ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಪಾಲ್ಗೊಂಡಿದ್ದವರು ಬೇದ್ರೆ ಮಂಜುನಾಥ್. ಈಗ ಕನ್ನಡ ಭಾರತಿ ಸಾಹಿತ್ಯ ಸಂಚಿಕೆ. ಕೇಳುಗರಿಗೆ ನಮಸ್ಕಾರ. ಮೊದಲಿಗೆ ಪದ್ಮಶ್ರೀರಾಮ್ ಅವರಿಂದ ಸಣ್ಣ ಕಥೆ, ಮುಳ್ಳು ಮುಖದ ಸಿದ್ದರಾಜಿ.
4: ನಾನು ಚಾಪೆ ಕೊಳ್ಳಬೇಕಿತ್ತು, ಚಾಪೆ ಹಾಸಿ ಕುಳ್ಳರಿಸಿ ಆಧರಿಸುವುದು, ಊಟಕ್ಕೆ ನೆಲದ ಮೇಲೆ ಚಾಪೆ ಹಾಕಿಕೊಂಡು ಕುಳಿತುಕೊಳ್ಳುವುದು ಎಂದೋ ಗತಕಾಲದ

0: ಕರಾವಳಿಯಾಗಿ ಬಿಟ್ಟಿದ್ದರೂ ನಮ್ಮ ಹಳ್ಳಿಯಲ್ಲಿ ನಾವು ನೆಲದ ಮೇಲೆ ಚಾಪೆ ಹಾಸಿಯೇ ಕುಳಿತು ಉಣ್ಣುವುದು. ಅದರಿಂದ ನಾನು ಚಾಪೆ ಕೊಳ್ಳಲೇಬೇಕಿತ್ತು. ಪೇಟೆಗೆ ಹೊರಟೆ. ಚಿಕ್ಕ ಗಡಿಯಾರದ ಹತ್ತಿರ ಚಾಪೆ ಮಾರುವವರು ಅಲ್ಲಲ್ಲಿ ನಿಂತುಕೊಳ್ಳುವುದು ವಾಡಿಕೆ. ಅಂದು ಒಬ್ಬರೂ ಕಣ್ಣಿಗೆ ಬೀಳಲಿಲ್ಲ. ಮಾರ್ಕೆಟ್ಟಿನ ವ್ಯಾಪಾರ ಮುಗಿಸಿ ಪುನಃ ಹೊರಗೆ ಬಂದಾಗ ಸದ್ಯ ಒಬ್ಬಳು ರಸ್ತೆ ಬದಿಯಲ್ಲಿ ಚಾಪೆ ಸುರುಳಿ ಹಿಡಿದು ನಿಂತಿದ್ದಳು. ಆದರೆ ಅವಳಲ್ಲಿದ್ದದ್ದು ದೊಡ್ಡ ಮಂದಲಿಗೆ. ಅವಳಲ್ಲಿ ಬಿಡಿಯಾಗಿ ಒಬ್ಬರೇ ಕುಳಿತುಕೊಳ್ಳುವಂತಹ ಪುಟ್ಟ ಚಾಪೆ ಇಲ್ಲವೇ ಎಂದು ವಿಚಾರಿಸಿದೆ. ಐತೆಕನ ಬನ್ನಿ ಕೊಡ್ತೀನಿ ಎಂದು ಚಾಪೆಯವಳು ರಸ್ತೆಯ ಇನ್ನೊಂದು ಬದಿಗೆ ದಾಟಿಸಿ ಅಲ್ಲೊಂದು ಸೈಕಲ್ ಸ್ಟ್ಯಾಂಡ್ ಪಕ್ಕದಲ್ಲಿ ತನ್ನ ಸರಕುಗಳಿದ್ದ ಜಾಗಕ್ಕೆ ಕರೆತಂದಳು. ಗೋಣಿತಾಟನ್ನು ಮುಚ್ಚಿದ ಗುಪ್ಪೆಯಿಂದ ಒಂದು ಚಾಪೆ ಕಟ್ಟನ್ನು ತೆಗೆದಳು. ಬಿಚ್ಚಿದಾಗ ಆ ಕಟ್ಟು ಉದ್ದಕ್ಕೆ ಒಂದು ರಿಬ್ಬನ್ನಿನಂತೆ ಬಿಚ್ಚಿಕೊಂಡಿತು. ನಾನು, ನೋಡಮ್ಮ, ನನಗೆ ಬೇಕಾಗಿರುವುದು ಒಬ್ಬರೇ ಕುಳಿತುಕೊಳ್ಳುವಂತಹ ಬಿಡಿ ಚಾಪೆ, ಈ ಥರದ್ದು ಅಲ್ಲ, ಬೇಡ ಬಿಡು ಎಂದೆ. ಅಯ್ಯ, ಇದನ್ನೇ ಒಂಟೊಂಟಿ ಮಾಡಿಕೊಡ್ತೀನಿ, ಇರವ್ವ ಎಂದು ಚಾಪೆಯವಳು ಒತ್ತಾಯಿಸಿ ನನ್ನನ್ನು ನಿಲ್ಲಿಸಿದಳು. ಸರಿ, ಜೋಡಿ ಹೇಗೆ ವಿಚಾರಿಸಿದೆ. ಜೋಡಿಗೆ 50 ರೂಪಾಯಿ ರೇಟು ಹೇಳಿದಳು. ಒಂದು ಕಾಲಡಿ ಚಚ್ಚೌಕ ಅಳತೆಯ ಚಿಕ್ಕ ಚಾಪೆ ಜೋಡಿಗೆ 50 ರೂಪಾಯಿ? ಕೊಸರಾಟ ನಡೆದು ಜೋಡಿ 30 ರೂಪಾಯಿಗೆ ನಿಂತಿತು. 8 ಬಿಡಿ ಚಾಪೆ ಕೊಡಲು ಹೇಳಿದೆ. 8 ಯಾವ ಮೂಲೆಗೆ? ಇನ್ನೆರಡು ತಕಲ್ರವ ಎಂದಳು. ಒಪ್ಪಿದೆ. 10 ಚಾಪೆಗೆ 150 ರೂಪಾಯಿ ಆಯಿತೆಂದು ಮನದಲ್ಲೇ ಲೆಕ್ಕ ಹಾಕಿದೆ. ಎಲ್ಲಿಂದಲೋ ಒಂದು ಬ್ಲೇಡ್ ಪ್ರತ್ಯಕ್ಷವಾಯಿತು. ಉದ್ದನೆಯ ಚಾಪೆಯನ್ನು ಒಬ್ಬರು ಕುಳಿತುಕೊಳ್ಳುವಷ್ಟು ಅಗಲಕ್ಕೆ ಕತ್ತರಿಸಿ ಬಿಚ್ಚಿಕೊಂಡು ಅವುಗಳ ಅಂಚಿನ ದಾರಗಳನ್ನು ಗಂಟು ಹಾಕಲಾರಂಭಿಸಿದಳು. ಅವಳು ತನ್ನ ಕಷ್ಟ ಸುಖ ಹೇಳಿಕೊಳ್ಳತೊಡಗಿದಳು. ಎಣ್ಣೆ ಕಾಣದ ಕೆದರಿದ ತಲೆ, ನೀರು ಕಾಣದ ಮಾಸಲು ಸೀರೆಯನ್ನ ಗಂಟು ಹಾಕಿ ಹುಟ್ಟಿದ್ದ ಅವಳ ಊರು ಹತ್ತಿರದ ಕಡಕೋಳವಂತೆ. 4 ಮಕ್ಕಳ ತಾಯಿ, ಗಂಡನ್ನು ತಿನ್ಕೊಂಡು ಚಾಪೆ ಮಾರಿ ಮಕ್ಕಳು ಸಾಕ್ತಾ ಇವ್ನಿ. ನನ್ನ ಅಣೆ ಬರಿಕೆ ಹಿರಿ ಮಗಳ ಗಂಡನೂ ತೀರ್ಕಂಡ. ಊರಲ್ಲಿ ಮನೆ ಮುಂದೆ ಬದನೆಕಾಯಿ ಟಮಟನ ಗುಡ್ಡೆ ಇಕ್ಕೊಂಡು ದೊಡ್ಡಮಗಳು ಮಾರ್ತಾಳೆ. ಐಕ್ಳು ಇಸ್ಕೂಲಿಗೆ ಹೋಯ್ತವೆ. ನಾನು ಒತ್ತನಂತೆ ಎದ್ದು ಚಾಪೆ ಕಟ್ಟನ್ನ ಟೆಂಪಕ್ಕೆ ಹಾಕೊಂಡು ಬಂದು ಇಲ್ಲಿ ನಿಂತ್ಕೊಂಡು ಬಿಸಿಲು ಮಳೆ ಅನ್ನದೆ ಮಾರ್ತೀನಿ ಎಂದಳು. ಇವಳ ಬಗ್ಗೆ ಕುತೂಹಲ ಕೆರಳಿ ಕೇಳಿದೆ. ಊರಲ್ಲಿ ನಿಂಗೆ ಹೊಲಗಿಲ್ಲ ಇಲ್ವಾ? ಏನಾದರೂ ಬೇಸಾಯ ಮಾಡ್ತೀಯಾ?
1: ನಂಗೆ ಭೂಮಿ ಕಾಣಿ ಏನೂ ಇಲ್ಲ. ನಮ್ಮ ಕುಲಕ್ಕೆ ಇದೊಂದೇ ಕಸಬು. ನಾವು ರಾಜ್ ಪರಿವಾರದವರು ಕಣವ. ಪರಿವಾರದವರ ಬಗ್ಗೆ ಕೇಳಿದ್ದ ನನಗೆ ಈ ರಾಜಪರಿವಾರ ಎನ್ನುವ ವಿಶೇಷಣ ನನ್ನ ಕುತೂಹಲವನ್ನು ಇನ್ನೂ ಕೆಣಕಿತು. ಹಾಗಂದರೇನು ಎಂದೆ. ಚಾಪೆಗಳ ತುದಿಗೆ ಗಂಟು ಹಾಕುತ್ತಾ ಅವಳು, ಹಿಂದೆ ಒಂದು ಕಾಲದಲ್ಲಿ ನಮ್ಮ ಜನ ಮಹಾರಾಜರ ಮನೆಗೆ ಹೆಣ್ಣು ಕೇಳಕ್ಕೆ ಹೋದ್ರಂತೆ. ಆಗ ಮಹಾರಾಜರು, ಆಹಾ, ನಮ್ಮನೆಗೆ ಬಂದು ಹೆಣ್ಣು ಕೇಳೋಂಗಾದ್ರ ನೀವು ಅಂತ ಉಂಕರಿಸಿ ಒಂದು ದೊಡ್ಡ ಕಂದಕ ತೋರಿಸಿ ಹೆಣ್ಣು ಕೇಳಕ್ಕೆ ಬಂದವ್ರನ್ನ ಕಂದಕಕ್ಕೆ ತಳ್ಳಿಸಿಬಿಟ್ರಂತೆ. ಆದರೆ ನಮ್ಮ ಜನ ಕಂದಕದಿಂದ ಸುರಂಗ ತೋಡ್ಕೊಂಡು ಈಚೆಗೆ ಬಂದ್ಬಿಟ್ರಂತೆ. ಅವತ್ತಿಂದ ದೊರೆ ಮನೆಯಲ್ಲಿ ಹೆಣ್ಣು ಕೇಳಿದವರು ಅಂತ ರಾಜ ಪರಿವಾರದವರು ಅಂತಾರೆ ನಮ್ಮ ಎಂದು ತನ್ನ ಕುಲದ ಕತೆ ಹೇಳುತ್ತಾ, ಅವ್ವ, ಇನ್ನೆರಡು ಚಾಪೆ ತಕ್ಕಂಬಿಡಿ, ಒಂದು ಡಜನ್ ಆಯ್ತದೆ ಎಂದು ಗೋಗರೆದಳು. ಇಷ್ಟು ಹೊತ್ತು ಕತೆ ಕೇಳುತ್ತಿದ್ದ ನಾನು ಅನ್ಯಮನಸ್ಕಳಾಗಿ, ಹೋಗಲಿ, ಇನ್ನೆರಡು ತಾನೇ ಕೊಡು ಎಂದೆ. ಬಿಸಿಲು ಏರುತ್ತಿತ್ತು, ಕಾಲು ಸೋಲುತ್ತಿತ್ತು. ಅವಳ ಚಾಪೆ ಕಟ್ಟಿ ಮುಗಿಸಿದಳು. ಒಂದು ಡಜನ್ಗೆ 180 ರೂಪಾಯಿ ಆಯಿತು. ಉಳಿದ 20 ರೂಪಾಯಿ ಕೊಡು ಎಂದು 100ರ 2 ನೋಟುಗಳನ್ನು ಅವಳತ್ತ ಚಾಚಿದೆ. ಅವ್ವ, ಇನ್ನು 20 ರೂಪಾಯಲ್ಲಿ ನನ್ನ ತಬ್ಳಿ ಮಕ್ಕಳಿಗೆ ನಿಮ್ಮ ಹೆಸರೇಳಿ ಜೋಳ ತಕೊಂಡೋಗಿ ಗಂಜಿ ಕಾಯಿಸಿ ಹಾಕ್ತೀನಿ, ಬಿಟ್ಬಿಡಿ ಎಂದು ದುಂಬಾಲು ಬಿದ್ದಳು. ಕತೆಯ ಬಲೆಯಲ್ಲಿ ಸಿಲುಕಿಕೊಂಡಿದ್ದ ನನಗೆ ಈಗ ಎಚ್ಚರವಾಗಿತ್ತು. ಏನಮ್ಮ ಹುಡುಗಾಟ ಆಡ್ತೀಯಾ 20 ರೂಪಾಯಿ

0: ಆದ್ರೆ ಉಳ್ಳಿಕಾಳ ಮೊದಲು ಚಿಲ್ಲರೆ ಕೊಡು ಎಂದು ಜೋರು ಮಾಡಿದೆ. ಅವಳು ಜಗ್ಗಲಿಲ್ಲ. ಹಲ್ಲು ಕಿರಿಯುತ್ತಲೇ, ಅವ್ವ ನಿಮ್ ಧರ್ಮ ನಿಮ್ಮ ಕಾಪಾಡ್ತದೆ, ತಬ್ಲಿ ಮಕ್ಕಳಿಗೆ ಒಂದೊತ್ತು ಊಟ ಹಾಕದೆ ಅನ್ಕಳಿ, ಬಿಡ್ರವ್ವ ಎಂದು ನೋಟುಗಳನ್ನು ಸೊಂಟಕ್ಕೆ ಸೇರಿಸಿಯೇ ಬಿಟ್ಟಳು. ನಮ್ಮ ವಾಗ್ವಾದ, ನನ್ನ ಪೆಚ್ಚು ಮುಖಗಳನ್ನು ನೋಡಿ ಅಲ್ಲಿ ಬಿಡೀ ಬೆಂಕಿ ಪೊಟ್ನ ಉಡದಾರ ಮಾರುತ್ತಿದ್ದವರೆಲ್ಲ ಪುಕ್ಕಟೆ ಮನರಂಜನೆ ಪಡೆಯುತ್ತಾ ನಿಂತಿದ್ದರು. ಅವಳ ಮಾತಿನ ಹೊಡೆತಕ್ಕೆ ಬೇಸತ್ತು ಬಿಸಿಲಿನ ಬೇಗೆಯಲ್ಲಿ ನಿಂತ ಸುಸ್ತು ಎಲ್ಲ ಸೇರಿಕೊಂಡು ಅವಳಿಗೆ ಚಾಪೆ ಕಟ್ಟು ತಂದು ಆಟೋಗೆ ಇಟ್ಟುಕೊಡು ಬಾ ಎಂದು ಹೇಳಿದೆ. 200 ರೂಪಾಯಿಯನ್ನು ಸೊಂಟಕ್ಕೆ ಸೇರಿಸಿದ್ದ ಅವಳು ನಗುಮುಖದಿಂದ, ಬನ್ರವ್ವ ಕೂರಿಸ್ಕೊಟ್ಟೇನೋ ಎಂದು ನನ್ನ ತರಕಾರಿ ಬ್ಯಾಗು ಚಾಪೆ ಕಟ್ಟುಗಳೆಲ್ಲವನ್ನೂ ಹಿಡಿದು ಟ್ರಾಫಿಕ್ ಸಿಗ್ನಲ್ ಅನ್ನು ದಾಟಿದ ಮೇಲೆ ಒಂದು ಆಟೋ ನಿಲ್ಲಿಸಿ ನಾನು ನನ್ನ ಸಾಮಾನುಗಳನ್ನು ಒಳಕ್ಕೆ ತೂರಿಸಿ ನಗುನಗುತ್ತಾ ಕೇಳಿದಳು, ಹೋಗ್ಬತ್ತೀರಾವಾ? ಇನ್ನೊಂದ್ಸತಿ ಮಂದಲಿಗೆ ಬೇಕಾದ್ರೆ ನನ್ನ ಹತ್ರಕ್ಕೆ ಬನ್ನಿ. ನನ್ನ ಹೆಸರು ಸಿದ್ರಾಜಿ ಅಂತ ಕಣವ, ನನ್ನ ಮುಳ್ಮುಖ ಜ್ಞಾಪಕ ಮಡಿಕಳಿ ಎಂದಳು. ಹೌದು, ಅವಳು ಮುಖದಲ್ಲಿ ಸಿಡುಬಿನ ಕಲೆ ಇತ್ತು. ನಮ್ಮ ಊರಿಗೆ ಚಾಪೆ ಕಟ್ಟನ್ನು ತಗೊಂಡು ಹೋದೆವು. ಅಲ್ಲಾಗಲೇ ನಮ್ಮ ತಮ್ಮ ಸಹ ಒಂದಷ್ಟು ಬಿಡಿಚಾಪೆಗಳನ್ನು ತಂದಿದ್ದ. ಅವು ಜೋಡಿಗೆ 10 ರೂಪಾಯಿ ಅಂದ ಹಾಗೆ ಇತ್ತೀಚೆಗೆ ಚಿಕ್ಕ ಗಡಿಯಾರದ ಸುತ್ತಮುತ್ತ ಮುಳ್ಳುಮುಖದ ಸಿದ್ದರಾಜಿ ಕಾಣುತ್ತಿಲ್ಲ. ಆದರೆ ಮಹಾರಾಜರ ಅರಮನೆಗೆ ಹೆಣ್ಣು ಕೇಳಕ್ಕೆ ಹೋಗಿ ಕಂದಕಕ್ಕೆ ಬಿದ್ದವರ ಮುಖಗಳು ನೆನಪಾಗುತ್ತಿವೆ.
1: ಇದುವರೆಗೆ ಪದ್ಮಶ್ರೀರಾಮ್ ಅವರಿಂದ ಸಣ್ಣ ಕಥೆ ಮುಳ್ಳುಮುಖದ ಸಿದ್ದರಾಜಿ ಕೇಳಿದ್ರಿ. ಈಗ ಶೋಭಾ ಗಂಗಾಧರ್ ಅವರಿಂದ ಸ್ವರಚಿತ ಕವನ ವಾಚನ.
2: ನನ್ನ ಮೊದಲನೇ ಕವಿತೆ ಅಲೆಮಾರಿ ನೆನಪು. ನೆನಪುಗಳ ನೆನಪೇ ಒಂಥರ, ನೆಪ ಮಾತ್ರ ಈ ಅಲೆಮಾರಿ ನೆನಪು. ಸ್ಥಿರತೆಯ ಕಲ್ಪಿಸುವಷ್ಟರಲ್ಲೇ ನಾಗಾಲೋಟದಲ್ಲೆಲ್ಲೆಲ್ಲೋ ಕಬಳಿಸಿತ್ತಾಗಲೇ ಮನಸ್ಸನು ಇನ್ನೊಂದು ದರವೇಸಿ ನೆನಪು. ಕದಡಿತ್ತು ಹದಗೊಂಡ ಮನವನು ನಿಡುಸುಯ್ಯುವ ಮನಸ್ಸಿಗೆ ಚೂರಾಯಿತು ಗಾಢ ನೆನಪ ಹಾಳೆಯು ಈ ಅಲೆಮಾರಿ ನೆನಪು. ಹರಿದು ಹೋಗಿದ್ದ ನೆನಪೆಂಬ ಹಾಳೆಯ ಚೂರುಗಳನ್ನೆಲ್ಲ ಹೆಕ್ಕಿ ಚಂದದ ಗಾಜಿನ ಚೌಕಟ್ಟಿನೊಳಕ್ಕೆ ಇಟ್ಟಿದ್ದಕ್ಕೋ ಏನೋ ಎಲ್ಲವೂ ಅಲೆಮಾರಿ ನೆನಪು. ನನ್ನ ಮುಂದಿನ ಕವಿತೆ ಪ್ರತಿಭಾ ಹತ್ಯೆ. ತೊಟ್ಟಿಮನೆಯ ಹಜಾರದಲ್ಲಿ ಸೋನೆ ಮಳೆ ಜಿನುಗುತ್ತಿದೆ. ಪಡಸಾಲೆಯ ಹಿರಿ ಮಾತುಗಳಿಗೆ ಹಲ್ಲಿಯೂ ಲೊಚಗುಟ್ಟುತ್ತಿದೆ. ಗೋಡೆಯ ಸುಣ್ಣ ಬೆನ್ನಿಗೆ ಹೊತ್ತವಳಲ್ಲಿ ಏನೋ ಆತಂಕ. ಒಲೆಗೆ ಪುಡಿಸೌದೆ ಒಡ್ಡುತ್ತಿದ್ದ ಹಡೆದವ್ವಳ ಹತಾಶ ನೋಟ. ಹುರುಳಿ ಬಸ್ಸಾರಿನ ಘಮಲು ಮೂಗಿನ ಹೊಳ್ಳೆ ಮುಟ್ಟುತ್ತಿಲ್ಲ. ನಾಳಿನ ಬದುಕಿಯ ಕಲ್ಪನೆಯ ಕೂಸಿನ ಚಡಪಡಿಕೆಯ ಕಾವಿಗೆ ಕನಸ ಹೊಸಕಿತು ಸ್ಪಷ್ಟ ನಿರ್ಧಾರ. ನಗರ ಕ್ರೌರ್ಯತೆಯ ಭಯದಲ್ಲಿ ಅಚಲ ಮನದ ಶೈತ್ಯದ ಉಸಿರು ಹೆಪ್ಪುಗಟ್ಟಿಸಿತು ತೊಟ್ಟಿಕ್ಕಿದ ಹನಿಯನು. ಕನಸಷ್ಟೇ ಅಂತಿಮ ನಗ್ನ ಸತ್ಯ, ನನಸಲ್ಲ ಬೇಡದ ಹೊಂದಾಣಿಕೆ. ಒಳಕೋಣೆಯ ತೊಲೆಯು ಸಾಕ್ಷಿಗೆ ಮತ್ತೊಂದು ಪ್ರತಿಭಾ ಹತ್ಯೆಗೆ. ಗೂಟದ ಕಾರಿನ ಧೂಳಿನ ಕನಸೀಗ ಮಣ್ಣಿನ ಒಡಲಿಗೆ ಧೂಳ ನುಂಗಿತ ಹಸಿ ಹುಸಿ ಮಣ್ಣು ಬೂದು ಬಣ್ಣದ ಮುಂಜಾನೆಯಲ್ಲಿ. ಮುಂದಿನ ಕವಿತೆ ಸರ್ವೇ ಸಾಮಾನ್ಯ. ಸರ್ವೇ ಸಾಮಾನ್ಯ. ಗೊತ್ತು ಗೊತ್ತಿಲ್ಲಗಳ ನಡುವೆ ಹೊತ್ತುಗಳನ್ನು ವ್ಯಯಿಸುವುದೇ ಸರ್ವೇ ಸಾಮಾನ್ಯ. ಇಂದು ನಾಳೆಗಳ ನಡುವೆ ಮುಂದೊಂದನ್ನು ಕನಸಿಸುವುದು ಸರ್ವೇ ಸಾಮಾನ್ಯ. ಸತ್ಯ ಸುಳ್ಳುಗಳ ನಡುವೆ ನಂಬಿಕೆಯನ್ನು ಪಿಸುಗುಟ್ಟುವುದು ಸರ್ವೇ ಸಾಮಾನ್ಯ. ಪರ ವಿರೋಧಗಳ ನಡುವೆ ಆಭಾಸಗಳನ್ನು ಸಹಿಸುವುದು ಸರ್ವೇ ಸಾಮಾನ್ಯ. ಸಾಧ್ಯ ಅಸಾಧ್ಯಗಳ ನಡುವೆ ಬದುಕನ್ನು ಕಟ್ಟಿಕೊಳ್ಳುವುದು ಸರ್ವೇ ಸಾಮಾನ್ಯ. ನೇರದಾರಿ ಕವಲುದಾರಿಗಳ ನಡುವೆ ಅಡ್ಡದಾರಿಯನ್ನು ಚುಂಬಿಸುವುದು ಸರ್ವೇ ಸಾಮಾನ್ಯ. ದುಃಖ ದುಮ್ಮಾನಗಳ ನಡುವೆ ಸುಖವನ್ನು ಅರಸುವುದೂ ಕೂಡ ಸರ್ವೇ ಸಾಮಾನ್ಯ. ಮುಂದಿನ ಕವಿತೆ ನನ್ನಂತಲ್ಲದವಳು. ಪರಿಚಯಿಸುವೆ ಮಗದೊಬ್ಬಳನು ನನ್ನಂತಲ್ಲದವಳನು ನಿನ್ನನ್ನೂ ಮೀರಿಸಿದವಳು. ಕ್ರಮಿಸಿದ್ದಾಳೆ ಶ್ರಮದ ದಾರಿಯನು, ಅರೆಗಳಿಗೆ ನಿಲ್ಲದೆ ಹಿಂದಿರುಗಿ ನೋಡದೆ ತಲುಪಿದ್ದಾಳೆ ಅದಮ್ಯ ಗುರಿಯನು ನಿಮಿಷಾರ್ಧದಲ್ಲಿ ಗಮನಾರ್ಹದಲ್ಲಿ. ನನ್ನಂತಲ್ಲದವಳು ನರ್ತಿಸುವಳು ಕಾಲದರಿವಿಲ್ಲದಂತೆ, ಹುಲ್ಲಿಗೆ ಹಿಮದೊದಿಕೆಯಾಗೋ ತನಕವು ಸೂರ್ಯಚಂದ್ರರೂ ಬಲ್ಲರವಳ ಹೆಸರ ನಡುಗಿಹರೂ ಆ ಹೆಸರಿನಲ್ಲಿರುವ

ಅಲ್ಲವ. ನೋಡಿದಳೊಮ್ಮೆ ಕ್ರೈಸಿಗತಿಸಿದ್ದನ್ನು, ಕಂಡ ಒಂದಷ್ಟು ಕಾಣಲಾಗದ ಕಿಂಡಿಗಳು ಅವಳದಾಗದೇ ಉಳಿದಿದ್ದ ಅವಳದು. ಸಾರ್ಥಕತೆ ಅಪ್ಪಿಕೊಂಡಿದ್ದು ಮಾತ್ರ ಅನ್ಯರಿಗಾಗಿ ಅನ್ಯಥಾ ಶ್ರಮಿಸುವಲ್ಲಿ. ಮುಂದಿನ ಕವಿತೆ ಜಾಮಾಲಿ. ಬೇಕೆನಗೆ ಬೆಳ್ಳಿ ಕೂದಲ ಜಾಮಾಲಿ, ಮೋಡಿ ಮಾಡಿ ಹನೆನ್ನ ಜಾಮಾಲಿ, ಮೈ ಮನ ನವಿರೇಳುತ್ತಿದೆ ಓ ಹಳೆ ಜೌವನಿಗನೆ. ಪುರುಷಾರ್ಥಕ್ಕೆ ಮೆರುಗು ಕೊಟ್ಟ ಬೆಳ್ಳಿ, ಮುಪ್ಪಿಗೂ ಸೆಡ್ಡು ಹೊಡೆದ ಬೆಳ್ಳಿ, ಇಳಿ ಹೆಣ್ಣಿಗೂ ರೋಮಾಂಚಿಸಿದ ಬೆಳ್ಳಿ, ಓ ಬೆಳ್ಳಿ ಜಾಮಾಲಿ ಕೊರಳ ಮಾಲೆಯಾಗಿ ಬಿಡೊಮ್ಮೆ. ಬೆಳ್ಳಿ ರಾಶಿಯಲ್ಲೊಮ್ಮೆ ಬೆರಳಾಡುವಾಸೆ, ಮುನ್ನಿರುಳ ನಿದ್ರೆ ಕಸಿದವನ ಕೆರಳುವಾಸೆ, ನನ್ನುಸಿರ ಬಿಸಿಯಲಿ ಕಾಪಿಡುವಾಸೆ, ಓ ಬೆಳ್ಳಿಗೆರೆಯ ಬೈರಾಗಿ ಮೋಹಿತೆಯ ಕಚುಗುಳಿ ಆಡಿಬಿಡೊಮ್ಮೆ, ಬಂಧಿತೆನ ಬೆಳ್ಳಿ ಕೂದಲ ಜೊಂಪಿನಲ್ಲಿ. ಮುಂದಿನ ಕವಿತೆ ಏಕಾಂತ. ಏಕಾಂತದ ಮೊರೆ ಹೊಕ್ಕಿರುವೆ ಓ ಪ್ರಾಣಕಾಂತ, ನೀನಿಲ್ಲದೆ ನಿನ್ನ ಸ್ಪರ್ಶವಿಲ್ಲದೆ ವಿಧಿಯಿಲ್ಲದೆ ಮೊರೆ ಹೊಕ್ಕಿರುವೆ. ಏಕಾಂತಕ್ಕೊಮ್ಮೆ ತಿಳಿಸಿ ಹೋಗು ನಿನ್ನಪ್ಪುಗೆಯ ತಾಪ ಏನೆಂದು. ನಖಶಿಕಾಂತ ದುರಿಯಲ್ಲಿ ಬೇಯುತ್ತಿಹ ಈ ಕುಸುಮಾಂಗನೆಯ ಬಿಟ್ಟು ಬಿಡಲೇಳು. ಏಕಾಂತವನ್ನೊಮ್ಮೆ ಭೆಟ್ಟಿಯಾಗಿ ಹೋಗು, ನಿನ್ನುಸಿರ ಬಿಸಿಯ ಚಳಕ ನೋಡಲಿ, ಆಗಮನವಾಗಲಿ ಅಂಗೈಕ್ಯವಾಗಲಿ, ಕಾಂತನಿಲ್ಲದ ಏಕಾಂತ ದಹಿಸಿಬಿಡಲಿ. ಮುಂದಿನ ಕವಿತೆ ನೆರಳೊಂದಿಗೆ. ಅನಿವಾರ್ಯ ಸಂಗಾತಿ ನೀನೆರಳೆ, ಏಕೈಕ ಮೂಕ ಸಾಕ್ಷಿಯೂ ನೀನೆರಳೆ. ಹೇ ಪತಿತ ನೆರಳೆ, ಆಲಂಗಿಸದಿರು ಕೋಪೋದ್ರಿಕ್ತ ಮನವನು, ಬರಸೆಳೆಯದಿರು ರಕ್ತ ಸಿಕ್ತ ಆತ್ಮವನು, ಅಲೆದಾಡದಿರು ಉದ್ರೇಕಿತ ಅಂಗಳದಲ್ಲಿ, ನುಡಿಸದಿರು ಮದೋನ್ಮತ್ತ ರಾಗವನು. ಹೇ ಉದಾತ್ತ ನೆರಳೆ, ಲೀನವಾಗಿ ಬಿಡು ಸಮುನ್ನತ ಹೃದಯದಲ್ಲಿ, ಮುಕ್ತವಾಗಿಸು ಪ್ರಶಾಂತ ಭಾವಗಳನ್ನು, ಜಯಿಸಿಬಿಡು ಪ್ರಜ್ಞಾಯುಕ್ತ ಹೆಜ್ಜೆಗಳನ್ನು, ಏಕೀಭವಿಸು ಉದಾತ್ತ ನೆರಳೆ. ಮುಂದಿನ ಕವಿತೆ ಬಿರುಸುವದನ. ಆ ಬಿರುಸುವದನದಲ್ಲಿ ಇಹುದಲ್ಲೋ ಕಾಣದ ಮೃದುತ್ವ, ದಿಗಂತದಾಚೆಯ ಕನಸೊತ್ತ ಆ ಗಾಜಿನ ಕಣ್ಣುಗಳ ಪಾರದರ್ಶಕತೆ, ಅಡಿಯಲ್ಲಿತ್ತೋ ಕಾಣದ ನೋವಿನ ಬಿಂಬ, ಮೇಲ್ನೋಟಕ್ಕೆ ನಿಸ್ತೇಜವೆನಿಸಿದರೂ ಅಗಾಧ ಗೆಳೆತನವೀಯುವ ಜೀವತ್ವದ ಛಾಯೆಯಿದೆ. ಆ ಕುರುಚಲುಗಡ್ಡವು ಕುರುಹಾಗಿದೆ ನೀ ಜೀವನ ಪ್ರೀತಿಸುವ ಪರಿಗೆ. ಭಾವಚಿತ್ರ ಎದುರಿಗಿದ್ದರೂ ಜೀವಂತಿಕೆ ಸನಿಹದಲ್ಲಿರುವ ಭಾವನೆ ಮೂಡಿಸುತ್ತಿದೆ. ಕೆದರಿದ ಕನಸುಗಳು, ಚದುರಿದ ನೆನಪುಗಳು, ಅದುರಿದ ಭರವಸೆಗಳು ಗಟ್ಟಿ ಬದುಕು ಕಟ್ಟುವ ಆಶಾಭಾವನೆಗೆ ಸಾಕ್ಷಿಯಾಗಿದೆ. ಮುಂದಿನ ಕವಿತೆ ಹೇಳದೆ ಹೋದವಳು. ಏ ಲಕ್ಷ್ಮಿ ಎಲ್ಲೋದಿಯೇ, ಕಾಣಕ್ಕಿಲ್ವಲ್ಲೇ, ಹಿಂಗೆ ಬಂದೆ ಕಣವ್ವ ಅಂತ ಓದಿಯಲ್ಲೇ, ಜಾತ್ರಿನಾಗ ಹೊಸ ಸೀರೆ ಕೊಡ್ಸಿ ಕೈ ತುಂಬ ಬಳಿ ತೊಡ್ಸಿ ಓದಿಯಲ್ಲೇ, ಎಲ್ಲೇ ಲಕ್ಷ್ಮಿ, ನನ್ನ ಕೈನಾಗ ಯಾಕೆ ಅಟ್ ದುಡ್ಡು ತುರುಕ್ದಿಯೇ ನನ್ನವ್ವ, ಎಲ್ಲಡಿಕೆ ಚೀಲ್ದಾಗ ಇನ್ನೂ ಇಟ್ಟಿವ್ನಿ, ಕಾಲೇಜ್ ಪಿಜೇನೋ ಅಂದ್ಲು ಈ ಸಿದ್ದಿ, ಅದೇನೋ ಕಾಜಿಗಳು ಬಂದವೆ ಕಣೇ ಲಕ್ಷ್ಮಿ, ಸೂರಿನ ಜೊಂತಿಗೆ ಸಿಕ್ಸಿವ್ನಿ, ನೀನೇ ಬಂದು ಓದ್ಕ. ಲೇ ಲಕ್ಷ್ಮಿ ನಿನ್ ಸ್ವಾದ್ರಮಾವ ಕಾಯ್ತವನೆ ಕಣೆ, ಬರ ಶ್ರಾವಣದಲ್ಲಿ ಲಗ್ನ ಆದನಂತೆ, ಬಂದ್ಬಿಡೆ ಸರ್ನೆ, ನಂಗೂ ಈಗೀಗ ಕಣ್ ಕಾಣ್ವಲ್ದು, ನಾ ಎಡ್ದಿನ್ ಕವ್ವ, ಈಗ ಒಂದ್ ಕಿತ ಬಂದ್ಬಿಡು, ಆಮ್ಯಾಕೆ ಇನ್ಯಾವತ್ತೂ ಯೋಳ್ದೆ ಹೋಗ್ಬೇಡ. ನನ್ನ ಮುಂದಿನ ಕವಿತೆ ಅಂತರಂಗದ ಬಂಧು. ಹೇ ನನ್ನಂತರಂಗದ ಬಂಧು, ನನ್ನೀ ಮಿಡಿತಗಳೆಲ್ಲವೂ ತಂತಾನೆ ಒಂದೆಡೆ ಮರಗಟ್ಟಿ ನಿನ್ನಾಗಮನೆಗೆ ಕಾಯುತ್ತಿವೆ, ಒಂದೇ ಒಂದು ದಿವ್ಯಾನುಸ್ಪರ್ಶದ ಅನುಭೂತಿಗಾಗಿ. ಹೇ ಸಪ್ತ ಸಾಗರದೊಡೆಯನೇ, ಈ ಮಧುರಾಲಾಪಕ್ಕೆ ಒಮ್ಮೆ ಕಿವಿಗೊಟ್ಟು ಮನಸಿಟ್ಟು ಆಲಿಸು, ಎರಡೂ ಮಿಡಿತಗಳ ನಿನಾದವಿದೆ, ಝುಳು ಝುಳು ಹರಿವು ಇದೆ, ನಿನ್ನಾಗಮನದ ಧ್ಯಾನಾಸಕ್ತತೆಗೆ ಮೊರೆ ಹೋಗಿರುವೆನ, ಸಮ್ಮೋಹನದಿ ಪುಳಕಿತದಿ ರೋಮಾಂಚನದಿ ಮಿಡುಕಿಹೆನ, ಅನುಭೂತಿಗಳ ಆ ಲಿಂಗನ ಕಷ್ಟೇ ವಸಂತನ ಆಗಮನವಾಗಬೇಕಾಗಿದೆ. ಮುಂದಿನ ಕವಿತೆ ಹಬೆಯಾಡುತ್ತಿದೆ ಚಹಾ. ಹಬೆಯಾಡುತ್ತ ಚಹಾ ಬಿಸಿಯುಸಿರ ಆವಿ, ತಂಪೆನಿಸದ ಮುಂಜಾನೆ ಮಂಜು, ಇಂಪೆನಿಸದ ಮಧುರ ಸಂಗೀತ, ಹಿತವೆನಿಸಿದೆ ಮೋರಿಯ ದುರ್ನಾತ, ಬಂಧೀಕಾನೆಯಲಿ ಈ ಮನಸ್ಸು, ಹೋಳಾಗಲಿ ಎನಿಸಿದೆ ಈ ಸಂಕಟ, ಚದುರಿ ಹೋಗಲಿ ದಿಕ್ಕೆಟ್ಟ ಯೋಚನೆ,
ನನ್ನನ್ನು ಕಳೆದುಕೊಳ್ಳಲಾರೆ.

ಓ ಏನೋ ಕೂಗುತ್ತಿದೆ ನನ್ನ ಕರ್ತವ್ಯದ ಕೆರೆ, ನಾನಗೋ ಜಾಣಕಿ ಬಿಡು. ಮುಂದಿನ ಕವಿತೆ ಬರೆಯುವುದು. ಬರೆಯುತ್ತೇನೆಂದುಕೊಂಡಿರಲಿಲ್ಲ. ಬರೆಯಬೇಕೆಂಬ ಕೋರಿಕೆಗೆ ಬರುವುದಿಲ್ಲ ಎಂದೇನಾದರೂ ಬರೆಯಬಹುದೇನೋ ಅನಿಸಿತ್ತು. ಬರೆಯಲು ಪ್ರಯತ್ನಿಸಲೇ ಅಂದುಕೊಂಡೆ. ಬರೆದರೆ ತಪ್ಪಿಲ್ಲ ಅನಿಸಿತು. ಬರೆಯುವ ನಿರ್ಧಾರವಾಯಿತು. ಬರೆಯಲು ಪ್ರಾರಂಭಿಸಿದೆ. ಬರೆಯುವುದನ್ನು ಓದುವರೇ ಅನಿಸಿತು. ಬರೆಯುವುದು ಮುಂದುವರೆದಿದೆ. ಬರೆಯುತ್ತಿದ್ದೇನೆ, ನೀವು ಓದುತ್ತಿದ್ದೀರಿ. ಬರೆಯುವುದ ಕಲಿಸಲು ಸಾಲು ಅಕ್ಷರಕ್ಕಾದವು. ಬರೆಯುತ್ತಲೇ ಇದ್ದೇನೆ ಪದಗುಚ್ಛವನ್ನು. ಮುಂದಿನ ಕವಿತೆ ಪ್ರಣಯ ಪದ್ಮಿನಿ. ನಾ ಅಡಿ ಇಡುತ್ತಿದ್ದೇನೆ ಸಪ್ಪಳ ಅಡಗಿದ ಹೆಜ್ಜೆ ಇಡುತ್ತಾ, ಶೃಂಗಾರವೇ ಮೈವೆತ್ತಿದಂತೆ ನವಿರಾದ ಕಂಪನದಲ್ಲಿ ಸುಪ್ತ ಭಾವನೆಗಳಂದದಿ ಪ್ರಣಯ ಪದ್ಮಿನಿಯಾಗಿ. ನಾ ಅಡಿಯಿಡುತ್ತಿದ್ದೇನೆ ಅಕ್ಷಿಣಿ ಮಿಲನದ ಕ್ಷಣಕ್ಕೆ, ಭಾವೋತ್ಕರ್ಷದ ಸಂಧಾನಕ್ಕೆ, ಮಧುರಾಸ್ಪರ್ಶದ ಪುಳಕತೆಗೆ, ಉಸಿರ ಸ್ತಬ್ಧತೆಯನ್ನು ಭಾವಕ್ಕೆ ವಿಮಲವಲ್ಲಭೆಯಾಗಿ. ನಾ ಅಡಿಯಿಡುತ್ತಿದ್ದೇನೆ ಕದಂಬ ಬಾಹುಗಳ ಲಿಂಗನದಿ, ಅಧರಾಮೃತಗಳ ವಿನಿಯೋಗದಿ, ದುಂಬಿ ಝೇಂಕಾರದ ಮಾರ್ದನಿಯಲ್ಲಿ ಪುಷ್ಪ ಮಾದಕತೆಯ ಆಘ್ರಾಣಿಸಿಕಲು ಕನ್ನೈದಿಲ ಕನ್ನಿಕೆಯಾಗಿ. ನಾ ಅಡಿಯಿಡುತ್ತಿದ್ದೇನೆ ಆತ್ಮಸಖನ ಮುಕ್ತಾ ಸಾಂಗತ್ಯದಿ, ಪರಮಾನಂದದ ಉತ್ತುಂಗದಿ, ಶಾಲ್ಮಂಚದ ಸೀಮೋಲ್ಲಂಘನದಿ ಸಮರ್ಪಣೆಯ ಸಾಕ್ಷಾತ್ಕರಿಸಲು ಮದನಾರವಿಂದನ ಮಾನಿನಿಯಾಗಿ. ನನ್ನ ಮುಂದಿನ ಕವಿತೆ ಎಲ್ಲವೂ ಕಲಸು ಮೇಲೋಗರ. ಏನಿದು ಎಲ್ಲವೂ ಕಲಸು ಮೇಲೋಗರ? ಸ್ಪಷ್ಟವಾಗಿದೆ ಆದರೆ ನಿಲುಕುತ್ತಿಲ್ಲ, ನನಗಲ್ಲ ಪದಗಳಿಗೆ ನಿಲುಕುತ್ತಿಲ್ಲ. ಅದಮ್ಯ ಉತ್ಸಾಹ, ಬತ್ತದ ಕನಸು, ಆದರೂ ದಿಟ್ಟ ನೋಟದಿಂದ ಕೀಳಲಾಗುತ್ತಿಲ್ಲ ಚಿತ್ತ. ಕ್ಷಣ ಮಾತ್ರದಲ್ಲಿ ಮೇಲೆದ್ದೆ ಎಂದುಕೊಂಡೆ, ಪುನಃ ಎಳೆಯಿತು ಬೇಡದ ಸೆಳೆತ. ಕುಸಿದೆ ಮತ್ತೆ ಅಲ್ಲೇ, ಆದರೆ ಆಶಾವಾದಿನ. ಮುಂದಿನ ಕವಿತೆ ದಟ್ಟಕಾನನ. ವಾಸ್ತವಕ್ಕೆದರಿ ಕಾರಿರುಳ ಕಾಡಿನೆಡೆಗೆ, ದಟ್ಟ ಕಾನನದ ನಟ್ಟ ನಡುವಿನಲ್ಲಿ ಹಾದಿಯ ಇಕ್ಕೆಲಗಳಲ್ಲಿ ಸೀಳುವ ನಿಶ್ಯಬ್ಧತೆಯ ಗುಂಗು. ಬೆದರಿದ್ದೆನಾ? ಮಿಣುಕು ಹುಳುಗಳ ಮಿಂಚಲಿ, ಬಾನಾಡಿ ಚಂದಮನ ಇಣುಕು ನೋಟ, ಘರ್ಜನೆ ಮೊರತೆಗಳ ನಿಗೂಢಗೆತೆಗೆ ಮನದಾಕ್ರಂದನದ ಮರೆವು ಅಳುಕಾಗಿತ್ತೆ. ಕರಿಪಡೆಯಲದ್ದಿಯ ಹಸಿವಾಸನೆ, ಭಯಾವೃತ ಬೆವರಿನ ಕಟುವಾಸನೆ, ಜಲಪಾತದ ಭೋರ್ಗರಿತದ ಸದ್ದು, ನೀರವತೆಯಲ್ಲಿ ತರಗೆಲೆಗಳ ಶಬ್ದ, ಹೆದರಿದ್ದೆನಾ? ಪಲಾಯನಗೈದಿದ್ದು ಇದಕ್ಕೆ ಅಲ್ಲವೇ? ಇನ್ನೂ ಮುಂದಡಿಯಿಡಲಾರೆ, ಹಿಂತಿರುಗಲೇಬೇಕು ಇವೆಲ್ಲವನ್ನು ಇಲ್ಲೇ ಬಿಟ್ಟು. ಮುಂದಿನ ಕವಿತೆ ಸಖನಲ್ಲದ ಸಖನ ಆರಾಧಕಿ. ಸಖನಲ್ಲದ ಸಖನ ಆರಾಧಕಿನ, ಬಿತ್ತಿ ಬತ್ತಿರುವ ಭಾವನೆಗಳು ಚಿಗುರೊಡೆದು ಮುರುಟಿವೆ. ನನ್ನದು ನನಗಾಗಲಿಲ್ಲದಿಕ್ಕೆ, ನನ್ನದಲ್ಲದು ನನಗೇತಕ್ಕೆ? ಹೃದಯದ ಹೆಬ್ಬಾಗಿಲ ಸಿಂಗರಿಸಿದೆ ನಿನ್ನಾಹ್ಲಾದದ ತಂಪು ಮಾತುಗಳಲ್ಲಿ. ಮುಂದಡಿಯಿಡಬೇಡವೋ ಸಖ, ಅಲಂಕರಿಸಲಷ್ಟೇ ನೀ ಆಲಿಂಗನಕ್ಕಲ್ಲ, ಪ್ರೀತಿಯ ವಾಂಛೆಯ ಕನಸಲಷ್ಟೇ ತೇಲಿಸು. ಜಿನುಗು ಮಳೆಯಲ್ಲಿ ನಿನ್ನ ಹೆಗಲಿಗೊರಗಿ, ಗೆಜ್ಜೆ ಹೆಜ್ಜೆಯಲ್ಲಿ ರವಷ್ಟು ಸಾಗಿ, ಆ ನಿನಾದದಲ್ಲಿ ನೀ ಲಾಲಿ ಹಾಡಬೇಕಷ್ಟೇ. ತೊಟ್ಟಿಲ ಕನಸನು ನೀ ಬೇಡಬೇಡವೋ ಸಖ, ತೊಟ್ಟಿಕ್ಕುವ ಮಳೆಯ ಹನಿಗಳಷ್ಟೇ ಒರೆಸು. ಮುಂದಿನ ಕವಿತೆ ನಾನು ಮತ್ತು ನೀನು. ಇವಳ ಕಥೆಯಲ್ಲಿ ಅವನು ಹೇಳ್ತಾನೆ, ನಾನು ಮತ್ತು ನೀನು ಒಬ್ಬರಿಗೊಬ್ಬರ ನೆರಳಂತೆ. ಅವಳು ಹೇಳ್ತಾಳೆ, ನೀನು ಮತ್ತು ನಾನು ಇವಳ ಕಲ್ಪನೆಯ ನೆರಳಂತೆ. ಇವನು ಮಾತ್ರ ಅವಳನ್ನು ಅವನನ್ನು ಇವಳೊಂದಿಗೆ ಮತ್ತು ನನ್ನನ್ನು ಹಾಗೂ ನಿನ್ನನ್ನು ನೋಡಿ ನಕ್ಕನಂತೆ. ಮುಂದಿನ ಕವಿತೆ ಬುಡ್ಡಿದೀಪ. ದೂರದಲ್ಲಿ ಕಾಣುತ್ತಿದೆ ಬುಡ್ಡಿದೀಪದ ಬೆಳಕು, ಸೀಮೆಎಣ್ಣೆ ತಡಕಾಡುತ್ತಿದ್ದ ಅವ್ವ ನೆನಪಾದಳು, ಜೊತೆಗೆ ಆಗಷ್ಟೇ ಖಾಲಿ ಮಾಡಿದ್ದ ಅಪ್ಪನ ಬಾಟಲು. ಅವ್ವ ಬೆಳಕು ಕಾಣುತ್ತಿದ್ದು ಆ ಖಾಲಿ ಬಾಟಲುಗಳಲ್ಲೇ. ಆದರೆ ಅವಳಿಗೆ ಅರ್ಥವಾಗಲೇ ಇಲ್ಲ ಅವಳನ್ನು ಕತ್ತಲೆಗೆ ದೂಡಿದ್ದವು ಅವೇ ಎಂದು. ಕೋಪದಲ್ಲಿ ನಾನೊದ್ದಿದ್ದ ಬುಡ್ಡಿದೀಪ ಸಾಕ್ಷಿಗೆ, ಸೂರಿನೊದಿಕೆಯಾಗಿದ್ದ ತೆಂಗಿನ ಗರಿಯು ಬೂದಿಗೆ. ದಾವಣಿ ಹುಡುಗಿ ಜಯ ಓಡಿಬಿಟ್ಟಿದ್ದಳು ಹೆದರಿ, ಪ್ರೀತಿ ಕೊಸರಾಟದಲ್ಲಿ ಬುಡ್ಡಿದೀಪ ಕೈತಪ್ಪಿ ಬಿದ್ದಾಗ. ಇದೀಗ ಅಣಕಿಸುತ್ತಿವೆ ಮಂದ ಬೆಳಕಿನಡಿಯ ಅದೇ

0: ಖಾಲಿ ಬಾಟಲುಗಳು.
1: ಇದುವರೆಗೆ ಶೋಭಾ ಗಂಗಾಧರ್ ಅವರಿಂದ ಸ್ವರಚಿತ ಕವನ ವಾಚನ ಕೇಳಿದ್ರಿ. ಈಗ ಪಿ ಕಾಳಿಂಗರಾವ್ ಅವರು ಹಾಡಿರುವ ಒಂದು ಗೀತೆಯನ್ನ ಕೇಳಿ.

ಕನ್ನಡ ಭಾರತಿ ಕೇಳಿದ್ರಿ. ಈಗ ಒಂದು ಭಾವಗೀತೆ, ಮೊಸಲ ವರ್ಷಧಾರೆ, ರಚನೆ ಕುವೆಂಪು, ಹಾಡಿದ್ದಾರೆ ರಮಾ ಅರವಿಂದ್.

ಮಧುರ ಮುಂಜಾವು ಭಕ್ತಿಗೀತೆ ಭಾವಗೀತೆ ಹಾಗೂ ಜನಪದ ಗೀತೆಗಳ ಕಾರ್ಯಕ್ರಮ. ಮಧುರ ಮುಂಜಾವು ಕಾರ್ಯಕ್ರಮಕ್ಕೆ ಸ್ವಾಗತ. ಆರಂಭದಲ್ಲಿ ನಾನೇನು ಮಾಡಿದೆನು ಸೀತಾನಾರಾಯಣನ್ ಅವರ ಧ್ವನಿಯಲ್ಲಿ ಪುರಂದರದಾಸರ ಕೀರ್ತನೆ

0: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆತ್ಮೀಯ ಕೇಳುಗರೇ ನಮಸ್ಕಾರ. ಭಾರತ ರತ್ನರು ಮಾಲಿಕೆಯ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ. ಶ್ರೋತೃಗಳೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ನೀವು 1997 ಭಾರತ ರತ್ನ ಪ್ರಶಸ್ತಿಗೆ ಭಾಜನರಾದ ನಮ್ಮ ದೇಶದ ಮಾಜಿ ರಾಷ್ಟ್ರಪತಿಗಳಾದ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಪರಿಚಯ ಮಾಡಿಕೊಳ್ಳುತ್ತೀರಿ. ಅಬ್ದುಲ್ ಕಲಾಂ ಭಾರತದ ಕ್ಷಿಪಣಿ ಮನುಷ್ಯರೆಂದೇ ಪ್ರಖ್ಯಾತರಾದವರು. ಇವರ ಪೂರ್ಣ ಹೆಸರು ಅವುಲ್ ಫಕೀರ್ ಜೈನುಲ್ ಅಬ್ದಿನ್ ಅಬ್ದುಲ್ ಕಲಾಂ. ಇವರು 1931 ಇಸವಿ ಅಕ್ಟೋಬರ್ 15 ಹಿಂದಿನ ಮದರಾಸು ರಾಜ್ಯ ಅಂದರೆ ಇಂದಿನ ತಮಿಳುನಾಡಿಗೆ ಸೇರಿದ ರಾಮನಾಥಪುರಂ ಜಿಲ್ಲೆಯ ದ್ವೀಪ ಪಟ್ಟಣವಾದ ರಾಮೇಶ್ವರಂ ಎಂಬಲ್ಲಿ ಜನಿಸಿದ್ರು. ಕಲಾಂ ಅವರ ತಂದೆ ಜೈನುಲ್ ಅಬ್ದಿನ್, ತಾಯಿ ಆಶಿಯಮ್ಮ. ಕಲಾಂ ಅವರ ತಂದೆ ಜೈನುಲ್ ಅಬ್ದಿನ್ ರಾಮೇಶ್ವರಂನಲ್ಲಿ ಅಂಬಿಗ ವೃತ್ತಿಯನ್ನು ಕೈಗೊಂಡಿದ್ರು. ನದಿಯ ಒಂದು ಭಾಗದಿಂದ ಜನರನ್ನು ದೋಣಿಯಲ್ಲಿ

ಕೂರಿಸಿಕೊಂಡು ಇನ್ನೊಂದು ಭಾಗಕ್ಕೆ ಬಿಟ್ಟು ಅದರಿಂದ ಬರುವ ಆದಾಯದಿಂದಲೇ ಜೀವನ ನಡೆಸ್ತಾ ಇದ್ರು. ಪತ್ನಿ ಆಶಿಯಮ್ಮ ಇವರ ದೈನಂದಿನ ಕೆಲಸ ಕಾರ್ಯಗಳಲ್ಲಿ ನೆರವಾಗ್ತಾ ಇದ್ರು. ಇವರಿಗೆ ಒಟ್ಟು 7 ಜನ ಮಕ್ಕಳು. ಇವರಲ್ಲಿ ಅಬ್ದುಲ್ ಕಲಾಂ ಅವರೇ ಕೊನೆಯವರು. ಕಲಾಂ ಚಿಕ್ಕ ಹುಡುಗನಾಗಿದ್ದಾಗ ಹುಡುಗಾಟ ಚೇಷ್ಟೆಗಳಿಂದ ದೂರವಿರ್ತಾ ಇದ್ರು. ಅಬ್ದುಲ್ ಕಲಾಂ ಅವರು ಪ್ರಾಥಮಿಕ ವಿದ್ಯಾಭ್ಯಾಸ ಪಡೆದದ್ದು ರಾಮೇಶ್ವರಂ ಎಲಿಮೆಂಟರಿ ಶಾಲೆಯಲ್ಲಿ. ಬಳಿಕ ರಾಮೇಶ್ವರಂನಿಂದ ಹೊರಗೆ ಜಿಲ್ಲಾ ಕೇಂದ್ರ ರಾಮನಾಥಪುರಂನಲ್ಲಿ ವ್ಯಾಸಂಗವನ್ನು ಮುಂದುವರಿಸುವುದಕ್ಕೆ ಕಲಾಂ ತಂದೆಯ ಒಪ್ಪಿಗೆಯನ್ನು ಪಡೆದುಕೊಂಡ್ರು. ಅಂತೆಯೇ ಅವರು ರಾಮನಾಥಪುರಂನ ಸ್ಕ್ವಾಡ್ಸ್ ಮೆಟ್ರಿಕ್ಯುಲೇಷನ್ ಶಾಲೆಯಲ್ಲಿ ಪ್ರೌಢಶಿಕ್ಷಣವನ್ನು ಪೂರೈಸಿದ್ರು. ತನ್ನ ಕುಟುಂಬದ ಬಡತನವನ್ನು ನೀಗಿಸುವ ಸಲುವಾಗಿ ಕಲಾಂ ಅವರು ಬಾಲ್ಯದಿಂದಲೇ ದುಡಿಮೆಯನ್ನು ಅಭ್ಯಾಸ ಮಾಡಿಕೊಂಡ್ರು. ತಮ್ಮ ಪ್ರಾಥಮಿಕ ಶಿಕ್ಷಣ ವ್ಯಾಸಂಗದ ಬಳಿಕ ಕಲಾಂ ಕುಟುಂಬದ ಆದಾಯವನ್ನು ಹೆಚ್ಚಿಸುವಲ್ಲಿ ತಂದೆಗೆ ನೆರವಾಗಲು ರಾಮೇಶ್ವರಂ ಊರಿನ ಅನೇಕ ಬೀದಿಗಳಲ್ಲಿ ಮನೆ ಮನೆಗೆ ಹೋಗಿ ಇಂಗ್ಲಿಷ್ ಮತ್ತು ತಮಿಳು ದಿನಪತ್ರಿಕೆಗಳನ್ನು ಹಂಚುವ ಕೆಲಸವನ್ನು ಮಾಡ್ತಾ ಇದ್ರು. ಬಾಲಕ ಕಲಾಂಗೆ ವಿಜ್ಞಾನ ಮತ್ತು ಸಂಶೋಧನೆಗಳಲ್ಲಿ ವಿಶೇಷವಾದ ಆಸಕ್ತಿ, ಕುತೂಹಲ. ವಿಜ್ಞಾನಕ್ಕೆ ಸಂಬಂಧಿಸಿದ ಕೃತಿಗಳನ್ನು ಅಧ್ಯಯನ ಮಾಡ್ತಾ ಇದ್ರು. ಅಪಾರವಾದ ನೆನಪಿನ ಶಕ್ತಿ ಅವರಲ್ಲಿ ಮನೆ ಮಾಡಿತ್ತು. ವಿದ್ಯೆಯಲ್ಲಿ ಆಸಕ್ತಿ ಇದ್ದ ಕಲಾಂ ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಪಡಿತಾ ಇದ್ರು. ವಿದ್ಯಾರ್ಥಿ ದೆಸೆಯಲ್ಲಿ ಅವರು ರಾಮೇಶ್ವರಂನವರೇ ಆದ ಎಸ್ಟಿಆರ್ ಮಾಣಿಕ್ಯಂ ಅವರು ನಡೆಸ್ತಾ ಇದ್ದ ಎಸ್ಟಿಆರ್ ಗ್ರಂಥಾಲಯದಲ್ಲಿ ಕುಳಿತು ಅನೇಕ ವಿಜ್ಞಾನದ ಕೃತಿಗಳನ್ನು ಗಂಟೆಗಟ್ಟಲೆ ಓದ್ತಾ ಇದ್ರು.

ಪ್ರೌಢ ಶಿಕ್ಷಣದ ಬಳಿಕ 1950 ಅಬ್ದುಲ್ ಕಲಾಂ ಅವರು ಮುಂದಿನ ತಮ್ಮ ಓದಿಗಾಗಿ ತಿರುಚನಾಪಳ್ಳಿಯ ಸೆಂಟ್ ಜೋಸೆಫ್ಸ್ ಕಾಲೇಜನ್ನು ಸೇರಿದ್ರು. ಇಂಟರ್ಮೀಡಿಯೇಟ್ ಪರೀಕ್ಷೆಗೆ ತಯಾರಿ ನಡೆಸಿದ್ರು. ಅಪಾರ ಜ್ಞಾನವನ್ನು ಸಂಪಾದಿಸಿಕೊಂಡ ಅವರು ವೈಜ್ಞಾನಿಕ ಮನೋಭಾವವನ್ನು ಬೆಳೆಸಿಕೊಂಡಿದ್ರು. ಇಂಟರ್ಮೀಡಿಯೇಟ್ ಮುಗಿಸಿದ ಕಲಾಂ ಸೆಂಟ್ ಜೋಸೆಫ್ ಕಾಲೇಜಿನಲ್ಲಿಯೇ ಭೌತಶಾಸ್ತ್ರ ವಿಷಯದಲ್ಲಿ ಬಿಎಸ್ಸಿ ಪದವಿಗೆ ಸೇರಿದ್ರು. ಆ ಸಂದರ್ಭದಲ್ಲಿ ಉನ್ನತ ಶಿಕ್ಷಣದ ಇತರ ಅವಕಾಶಗಳ ಅರಿವು ಅವರಲ್ಲಿ ಇರಲಿಲ್ಲ. ಹಾಗೆ ವಿಜ್ಞಾನದ ವಿದ್ಯಾರ್ಥಿಗಳಿಗೆ ದೊರೆಯುವ ಉದ್ಯೋಗಾವಕಾಶಗಳ ಬಗ್ಗೆಯೂ ಸಾಕಷ್ಟು ತಿಳುವಳಿಕೆ ಅವರಿಗೆ ಇರಲಿಲ್ಲ. ಬಿಎಸ್ಸಿ ಪದವಿ ಪಡೆದ ಬಳಿಕವಷ್ಟೇ ಅವರಿಗೆ ಅರ್ಥವಾಗಿದ್ದು ಭೌತಶಾಸ್ತ್ರ ಅವರಿಗೆ ತಕ್ಕುದಾದ ವಿಷಯ ಅಲ್ಲ ಎಂದು. ಕನಸುಗಳನ್ನು ನನಸಾಗಿಸಬೇಕಾದರೆ ಇಂಜಿನಿಯರಿಂಗ್ ಅಧ್ಯಯನ ಅಗತ್ಯ ಎಂದು ಅವರಿಗೆ ಅನ್ನಿಸತೊಡಗಿತ್ತು. ತಮ್ಮ ಪದವಿ ಶಿಕ್ಷಣದ ನಂತರ ಕಲಾಂ 1955 ವೈಮಾನಿಕ ಇಂಜಿನಿಯರಿಂಗ್ ಅಧ್ಯಯನಕ್ಕಾಗಿ ಮದ್ರಾಸಿಗೆ ತೆರಳಿದ್ರು. ಆ ಸಂದರ್ಭದಲ್ಲಿ ಅವರ ತಂದೆ ಜೈನುಲಾಬ್ದೀನರು ತಮ್ಮ ದೋಣಿಗಳನ್ನು ಮೀನುಗಾರರಿಗೆ ಬಾಡಿಗೆಗೆ ಕೊಟ್ಟು ಮಗನ ವಿದ್ಯಾಭ್ಯಾಸಕ್ಕಾಗಿ ಹಣವನ್ನು ಹೊಂದಿಸಿದ್ರು. ಅದು ಸಾಲದೇ ಬಂದಾಗ ಕಲಾಂ ಅವರ ಅತ್ತಿಗೆ ತಮ್ಮ ಕಿವಿಯೋಲೆಗಳನ್ನು ಒತ್ತೆ ಇಟ್ಟು ಹಣ ನೀಡಿದ್ರಂತೆ. ಕಲಾಂ ಮದ್ರಾಸ್ ತಾಂತ್ರಿಕ ವಿದ್ಯಾಸಂಸ್ಥೆಯಾದ ಎಂಇಟಿಗೆ ಸೇರಿದ್ರು. ವೈಮಾನಿಕ ಅಥವಾ ಏರೋನಾಟಿಕಲ್ ಇಂಜಿನಿಯರಿಂಗ್ ಶಿಕ್ಷಣವನ್ನು ಕಲಾಂ ಪೂರ್ಣಗೊಳಿಸಿದ ಸಂದರ್ಭದಲ್ಲಿ ಒಂದು ಯೋಜನೆಯನ್ನು ಅವರಿಗೆ ಒಪ್ಪಿಸಲಾಯಿತು. ಕೆಳ ಹಾರಾಟದ ದಾಳಿ ವಿಮಾನವನ್ನು ಸಿದ್ಧಪಡಿಸುವುದು ಆ ಯೋಜನೆಯಾಗಿತ್ತು. ಇತರ 4 ವಿದ್ಯಾರ್ಥಿಗಳು ಕಲಾಂ ಅವರ ತಂಡದಲ್ಲಿದ್ದರು. ವೈಫಲ್ಯ ಹತಾಶೆಗಳನ್ನು ಅನುಭವಿಸಿ ಕೊನೆಗೂ ತಮ್ಮ ಪ್ರಯತ್ನದಲ್ಲಿ ಯಶಸ್ವಿಯಾದರು ಅಬ್ದುಲ್ ಕಲಾಂ.

ವೈಮಾನಿಕ ಕೋರ್ಸಿನ ಅಧ್ಯಯನದ ನಂತರ ಅವರು ಬೆಂಗಳೂರಿನ ಹೆಚ್ಎಎಲ್ನಲ್ಲಿ ತರಬೇತಿಗೆ ಸೇರಿದ್ರು. ಪರಿಪೂರ್ಣ ಏರೋನಾಟಿಕಲ್ ಇಂಜಿನಿಯರಿಂಗ್ ಆಗಿ ಹೆಚ್ಎಎಲ್ನಿಂದ ಹೊರಬಂದಾಗ ಕಲಾಂ ಅವರ ಮುಂದೆ ಉದ್ಯೋಗದ ಎರಡು ಅವಕಾಶಗಳು ಕಾಯುತ್ತಿದ್ದು, ಆಗಸದಲ್ಲಿ ಹಾರಾಟ ನಡೆಸುವ ಅವರ ಬಹುದಿನಗಳ ಕನಸಿಗೆ

0: ಅತ್ಯಂತ ಸಮೀಪವಾಗಿದ್ದವು ಆ ಎರಡೂ ಅವಕಾಶಗಳು. ಒಂದು ವಾಯುಪಡೆಯಲ್ಲಿ ನೌಕರಿ, ಇನ್ನೊಂದು ರಕ್ಷಣಾ ಸಚಿವಾಲಯದ ಡೈರೆಕ್ಟೊರೇಟ್ ಆಫ್ ಟೆಕ್ನಿಕಲ್ ಡೆವಲಪ್ಮೆಂಟ್ ಅಂಡ್ ಪ್ರೊಡಕ್ಷನ್ನಲ್ಲಿ ಉದ್ಯೋಗ. ಅವರಿಗೆ ವಾಯುಪಡೆಯನ್ನು ಸೇರ್ಬೇಕು ಅನ್ನೋ ತೀವ್ರ ಆಸೆ ಇತ್ತು. ಸರಿ, ಕಲಾಂ ರಾಮೇಶ್ವರಂನಿಂದ ಉತ್ತರ ಭಾರತದ ರೈಲು ಹತ್ತಿದ್ರು. ಮೊದಲು ಡಿಟಿಡಿಪಿ ಸಂದರ್ಶನವನ್ನು ಸಮರ್ಥವಾಗಿ ಎದುರಿಸಿದ ಕಲಾಂ ಅನಂತರ ವಾಯುಪಡೆ ಆಯ್ಕೆ ಮಂಡಳಿಯ ಸಂದರ್ಶನವನ್ನು ಎದುರಿಸೋದಿಕ್ಕೆ ಡೆಹ್ರಾಡೂನ್ಗೆ ತೆರಳಿದ್ರು. ಆದರೆ ಅಲ್ಲಿ ಅವರಿಗೆ ನಿರಾಶೆ ಕಾದಿತ್ತು. ಅಲ್ಲಿ ಜ್ಞಾನ ಬುದ್ಧಿವಂತಿಕೆಗಿಂತ ದೃಢಕಾಯ ವ್ಯಕ್ತಿತ್ವಕ್ಕೆ ಹೆಚ್ಚಿನ ಒತ್ತನ್ನು ನೀಡಲಾಗಿತ್ತು. ಸಂದರ್ಶನದಲ್ಲಿ ಇವರು ಆಯ್ಕೆಯಾಗಲಿಲ್ಲ. ಇದರಿಂದ ನಿರಾಶೆಗೊಂಡ ಅಬ್ದುಲ್ ಕಲಾಂ ಹಿಮಾಲಯದ ಬಳಿ ಇರುವ ಋಷಿಕೇಶಕ್ಕೆ ತೆರಳಿದ್ರು. ಅಲ್ಲಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಅಲ್ಲಿಂದ ಸಮೀಪದಲ್ಲೇ ಇದ್ದ ಸ್ವಾಮಿ ಶಿವಾನಂದ ಎಂಬ ಸನ್ಯಾಸಿಯೊಬ್ಬರ ಆಶ್ರಮಕ್ಕೆ ಬಂದ್ರು. ಅಲ್ಲಿ ಸ್ವಾಮಿ ಶಿವಾನಂದರನ್ನು ಭೇಟಿಯಾದ ಕಲಾಂ ಭಾರತೀಯ ವಾಯುಪಡೆಯನ್ನು ಸೇರುವಲ್ಲಿ ತನ್ನ ಪ್ರಯತ್ನ ವಿಫಲವಾದುದನ್ನು, ಪೈಲಟ್ ಆಗಬೇಕೆಂಬ ತನ್ನ ಬಹುದಿನಗಳ ಕನಸು ನುಚ್ಚು ನೂರಾದುದನ್ನು ವಿವರಿಸಿದ್ರು. ಸ್ವಾಮೀಜಿ ಅದಕ್ಕೆ ಮುಗುಳ್ನಕ್ಕೂ ಕಲಾಂ ಅವರಲ್ಲಿ ಭವಿಷ್ಯದ ಬಗ್ಗೆ ಧೈರ್ಯ ತುಂಬಿದ್ರು. ಸೋಲನ್ನು ಮರೆತು ಭವಿಷ್ಯದ ಬಗ್ಗೆ ಮಾತ್ರ ಚಿಂತಿಸಿ ಮುನ್ನಡೆಯುವಂತೆ ಕಿವಿಮಾತನ್ನು ಹೇಳಿದ್ರು. ನಿನ್ನ ಭವಿಷ್ಯ ವಾಯುಪಡೆಯಲ್ಲಿಲ್ಲ, ನೀನೇನಾಗಬೇಕೆಂಬುದನ್ನು ಮೊದಲೇ ನಿರ್ಧರಿಸಲ್ಪಟ್ಟಿದೆ. ಸೋಲನ್ನು ಮರೆತು ನಿನ್ನ ಅಸ್ತಿತ್ವದ ಉದ್ದೇಶವನ್ನರಸು, ದೈವೇಚ್ಛೆಗೆ ಶರಣಾಗು ಎಂಬುದಾಗಿ ಸ್ವಾಮೀಜಿ ಕಲಾಂ ಅವರಿಗೆ ಉಪದೇಶಿಸಿದ್ರು. ಸ್ವಾಮಿ ಶಿವಾನಂದರ ಮಾತಿನಿಂದ ಧೈರ್ಯ ಹಾಗೂ ಸ್ಫೂರ್ತಿಯನ್ನು ಪಡೆದ ಕಲಾಂ ದೆಹಲಿಗೆ ಮರಳಿ ಡಿಟಿಡಿಪಿ ಸಂದರ್ಶನದ ಫಲಿತಾಂಶಕ್ಕಾಗಿ ಕಾದು ಕುಳಿತರು. ಅವರ ನಿರೀಕ್ಷೆಯಂತೆ ನೇಮಕ ಪತ್ರ ಅವರ ಕೈ ಸೇರಿತು. ಅವರು ರಕ್ಷಣಾ ಇಲಾಖೆಯ ತಾಂತ್ರಿಕ ಅಭಿವೃದ್ಧಿ ಮತ್ತು ಉತ್ಪಾದನಾ ನಿರ್ದೇಶನಾಲಯದಲ್ಲಿ ನೇಮಕಗೊಂಡಿದ್ದರು.
1: ಜಾಗತ

1960ರಲ್ಲಿ ಕಲಾಂ ಏರೋನಾಟಿಕಲ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಡಿಆರ್ಡಿಒನಲ್ಲಿ ಸೀನಿಯರ್ ಸೈಂಟಿಫಿಕ್ ಅಸಿಸ್ಟೆಂಟ್ ಆಗಿ ಸೇರ್ಪಡೆಗೊಂಡರು. ಭಾರತೀಯ ಪಡೆಯ ಒಂದು ಪುಟ್ಟ ಹೆಲಿಕಾಪ್ಟರಿನ ವಿನ್ಯಾಸವನ್ನು ಮಾಡುವುದರೊಂದಿಗೆ ಕಲಾಂ ತನ್ನ ವೃತ್ತಿ ಜೀವನವನ್ನು ಆರಂಭಿಸಿದರು. ಆದರೆ ಅವರಿಗೆ ತಮ್ಮ ವೃತ್ತಿ ಅಷ್ಟಾಗಿ ತೃಪ್ತಿಯನ್ನು ನೀಡಲಿಲ್ಲ. ಕಲಾಂ ಅವರು ಪ್ರಖ್ಯಾತ ಬಾಹ್ಯಾಕಾಶ ವಿಜ್ಞಾನಿಯಾದ ವಿಕ್ರಮ್ ಸಾರಾಭಾಯಿ ಅವರ ಮುಂದಾಳತ್ವದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಇನ್ಕಾಸ್ಪರ್ ಸಮಿತಿಯ ಒಂದು ಭಾಗವಾಗಿ ಕೆಲಸವನ್ನು ಮಾಡ್ತಾ ಇದ್ರು. ವಿಮಾನದಲ್ಲಿ ಹಾರಾಡಲು ಸಾಧ್ಯವಾಗದಿದ್ರೂ ವಿಮಾನಗಳನ್ನು ನಿರ್ಮಿಸುವ ಸಾಮರ್ಥ್ಯವನ್ನು ಗಳಿಸಬಲ್ಲೆನೆಂಬ ಆತ್ಮವಿಶ್ವಾಸ ಅವರದಾಗಿತ್ತು. ಅಲ್ಲಿಂದ ಅವರಿಗೆ ಕಾನ್ಪುರದ ಘಟಕಕ್ಕೆ ವರ್ಗವಾಯಿತು. ಕಾನ್ಪುರಕ್ಕೆ ಹೋಗುವ ಮುನ್ನ ದೆಹಲಿಯಲ್ಲಿದ್ದಾಗ ಕಲಾಂ ಅವರಿಗೆ ಡಿಟಿಡಿ ಮತ್ತು ಪಿಯು ಡಾಟ್ ವಿನ್ಯಾಸ ತಂಡದಲ್ಲಿ ಸೇರಿಸಲಾದ ಮಾಹಿತಿ ದೊರೆಯಿತು. ನಂತರ ಅವರು ಬೆಂಗಳೂರಿನಲ್ಲಿ ಸ್ಥಾಪನೆಗೊಂಡ ವೈಮಾನಿಕ ಅಭಿವೃದ್ಧಿ ಇಲಾಖೆಗೆ ವರ್ಗಾಯಿಸಲ್ಪಟ್ಟರು. ಅಲ್ಲಿ ಒಂದು ಸಣ್ಣ ತಂಡದ ಮುಖ್ಯಸ್ಥರಾಗಿ ಭಾರತದ ಮೊದಲ ಫೋಟೋಟೈಪ್ ಹಾವರ್ ಕ್ರಾಫ್ಟ್ ಅನ್ನು ಅಭಿವೃದ್ಧಿಪಡಿಸಿದ್ರು. ಹಾಗೆ ಅದರಲ್ಲಿ ಆಗಿನ ರಕ್ಷಣಾ ಸಚಿವರಾದ ಕೃಷ್ಣ ಮೆನನ್ ಅವರೊಂದಿಗೆ ಒಂದು ಸುತ್ತಿನ ಹಾರಾಟ ನಡೆಸಿದ್ರು. ರಕ್ಷಣಾ ಪಡೆಗಳಿಗಾಗಿ ದೇಶೀಯ ಹೋವರ್ ಕ್ರಾಫ್ಟ್ ಮಾದರಿಯ ಅಭಿವೃದ್ಧಿ ಯೋಜನೆಯನ್ನು ಕಲಾಂ ನೇತೃತ್ವದ ತಂಡಕ್ಕೆ ಒಪ್ಪಿಸಲಾಗಿತ್ತು. ಕಲಾಂ ಮತ್ತು ಅವರ ತಂಡದ ಸತತ ಪ್ರಯತ್ನದಿಂದ ನಂದಿ ಹೋವರ್ ಕ್ರಾಫ್ಟ್ ಸಿದ್ಧವಾಗಿಯೇ ಬಿಟ್ಟಿತು. ನಿಗದಿತ ಅವಧಿಗಿಂತ ಮುನ್ನವೇ ಯೋಜನೆಯನ್ನು ಅವರು ಪೂರ್ಣಗೊಳಿಸಿದರು. ನ್ಯಾಷನಲ್ ಏರೋನಾಟಿಕ್ಸ್ ಅಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ನಾಸಾದ ನಾನಾ ಕೇಂದ್ರಗಳಲ್ಲಿ ವಿಶೇಷ ತರಬೇತಿ ಪಡೆದು ಕಲಾಂ ಭಾರತಕ್ಕೆ ಮರಳಿ ಬಂದ ಕೆಲ ದಿನಗಳಲ್ಲಿ, ಅಂದರೆ 1963ರ ನವೆಂಬರ್ 21ರಂದು ದೇಶದ ನೆಲದಿಂದ ಪ್ರಪ್ರಥಮ ಬಾರಿಗೆ ರಾಕೆಟ್ ಒಂದು ಆಗಸಕ್ಕೆ ಚಿಮ್ಮಿತು. ನಾಸಾದಲ್ಲಿ ನಿರ್ಮಿಸಲಾದ ಆ ರಾಕೆಟ್ ಅನ್ನು ನೈಕ್ ಅಪಾಚಿ ಎಂದು ಕರೆಯಲಾಗಿತ್ತು. ಈ ಚೊಚ್ಚಲ ಉಡಾವಣೆಯ ಸಂದರ್ಭದಲ್ಲಿ ಉಡ್ಡಯನಕ್ಕೆ ರಾಕೆಟ್ ಅನ್ನು ಅಣಿಗೊಳಿಸುವ

0: ಮತ್ತು ಸುರಕ್ಷತೆಯ ಜವಾಬ್ದಾರಿಯನ್ನು ಹೊತ್ತಿದ್ದರು ಯುವ ಇಂಜಿನಿಯರ್ ಅಬ್ದುಲ್ ಕಲಾಂ. ಡಿಆರ್ಡಿಎಲ್ನಲ್ಲಿ ಪ್ರತಿಯೊಬ್ಬ ವಿಜ್ಞಾನಿಯಲ್ಲೂ ಆತ್ಮವಿಶ್ವಾಸ ತುಂಬಿದ ಕಲಾಂ ಆ ಸಂಸ್ಥೆಯಲ್ಲಿ ಹಿಂದೆಂದೂ ಕಂಡಿರದ ಕಾರ್ಯ ಸಂಸ್ಕೃತಿಯನ್ನು ಬೆಳೆಸಿದ್ರು. ಸ್ವಾಮಿ ವಿವೇಕಾನಂದರ ಜನ್ಮ ದಿನಾಚರಣೆಯ ಸಂದರ್ಭದಲ್ಲಿ ಯುವ ಜನಾಂಗವನ್ನುದ್ದೇಶಿಸಿ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರು ಮಾತನಾಡಿದ್ದು ಹೀಗೆ.
1: Friends, on this great beautiful day of thinking about Swami Vivekananda, I am very happy to see young people. Friends, before I begin my address, I would like to share a thought with all the youth. I have met so far 11 million youth like you in a decade's time from various parts of the country. In India and abroad, I have seen their hopes and experienced their pains, walked with their aspirations, and heard and their despair also. All this experience made me to learn something about them, which I would like to share with you. What did I learn from the youth of 11 million people? I learned every youth wants to be unique, that is you. But the world around you is doing its best day and night to make you just everybody else. Now, whether you want to be you or everybody else, the challenge, therefore, my young friends, is that you have to fight the hardest battle which any human being can ever imagine to fight, and never stop fighting until you arrive at your destined place. That is the unique you. Get the unique you. It's a big battle. The battle means you don't need to take a gun. The battle means you have to have four unique things in that battle. One is you have to set the goal. The second one is acquire the knowledge continuously. And third one, it's a hard work with the devotion. And fourth is perseverance. These are the tools you have to, for the battle, the way you have to wage.
0: ಕಲಾಂ ಅವರು 1963 1982 ಇಸ್ರೋದಲ್ಲಿ ಸೇವೆ ಸಲ್ಲಿಸಿದ್ರು. ಅನಂತರ ತುಂಬಾದಲ್ಲಿನ ಎಸ್ಎಲ್ವಿ ತಂಡದಲ್ಲಿ ಸೇರಿ SLV-3 ಯೋಜನಾ ನಿರ್ದೇಶಕರಾದ್ರು. 44 ಪ್ರಮುಖ ಸಿಸ್ಟಮ್ಗಳ ವಿನ್ಯಾಸ, ಅಭಿವೃದ್ಧಿ, ಹಾರಾಟದ ಹೊಣೆಗಾರಿಕೆ ಕಲಾಂ ಅವರ ಮೇಲಿತ್ತು. ಇದರ ನೇತೃತ್ವದ ತಂಡವು 1980 ಜುಲೈ ತಿಂಗಳಿನಲ್ಲಿ ರೋಹಿಣಿ ಉಪಗ್ರಹವನ್ನು ಕಕ್ಷೆಗೆ ಉಡಾಯಿಸಿತು. ಅಬ್ದುಲ್ ಕಲಾಂ ಅವರು 1982 ರಕ್ಷಣಾ ಅಭಿವೃದ್ಧಿ ಮತ್ತು ಸಂಶೋಧನಾ ಇಲಾಖೆಯ ನಿರ್ದೇಶಕರಾಗಿ ಭಾರತದ ಯಶಸ್ವಿ ಮಿಲಿಟರಿ ಸಂಶೋಧನಾ ಕಾರ್ಯಕ್ರಮದ ಹೊಣೆಗಾರಿಕೆಯನ್ನು ಹೊತ್ತುಕೊಂಡ್ರು. ಈ ಕಾರ್ಯಕ್ರಮವು ನಾಗ್, ಪೃಥ್ವಿ, ಆಕಾಶ್, ತ್ರಿಶೂಲ್, ಅಗ್ನಿ ಎಂಬ 5 ಕ್ಷಿಪಣಿ ಯೋಜನೆಗಳನ್ನು ಒಳಗೊಂಡಿತ್ತು. 1985 ಸೆಪ್ಟೆಂಬರ್ 16 ಶ್ರೀಹರಿಕೋಟಾದಿಂದ ತ್ರಿಶೂಲ್, 1988 ಫೆಬ್ರವರಿ 25 ಪೃಥ್ವಿ, 1989 May 22 ಅಗ್ನಿ, 1990 ನಾಗ್ ಮತ್ತು ಆಕಾಶ್ ಕ್ಷಿಪಣಿಗಳು ಉಡಾಯಿಸಲ್ಪಟ್ಟವು. ಕ್ಷಿಪಣಿ ಕ್ಷೇತ್ರದಲ್ಲಿ ಭಾರತವು ಸ್ವಾವಲಂಬಿ ರಾಷ್ಟ್ರವಾಗಿ ಹೊರಹೊಮ್ಮಿತು. ಕಲಾಂ ಅವರ ಬಹುದಿನಗಳ ಕನಸು ಇದರೊಂದಿಗೆ ನನಸಾಯಿತು. ಇದು ಅವರ ಬದುಕಿನ ಮಹತ್ವದ ಸ್ಮರಣಾರ್ಹ ಕ್ಷಣಗಳಲ್ಲೊಂದೆನಿಸಿತು. 1990 ಗಣರಾಜ್ಯೋತ್ಸವದಂದು ದೇಶವು ತನ್ನ ಕ್ಷಿಪಣಿ ಕಾರ್ಯಕ್ರಮಗಳ ಯಶಸ್ಸನ್ನು ಸಂಭ್ರಮದಿಂದ ಆಚರಿಸಿತು.

ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಇಲಾಖೆಯಲ್ಲಿ ಕಲಾಂ ಅವರು ಆರಂಭಿಸಿದ ಇನ್ನೊಂದು ಪ್ರತಿಷ್ಠಿತ ಯೋಜನೆ ಲಘು ಯುದ್ಧ ವಿಮಾನ. 10 ವರ್ಷಗಳ ಕಾಲ ಈ ಇಲಾಖೆಯ ನಿರ್ದೇಶಕರಾಗಿದ್ದು ಮುಂದೆ ರಕ್ಷಣಾ ಮಂತ್ರಿಗಳ ವೈಜ್ಞಾನಿಕ ಸಲಹೆಗಾರರಾದರು ಕಲಾಂ. ಬಳಿಕ 1998ರಲ್ಲಿ ಪ್ರಧಾನಮಂತ್ರಿಗಳ ಪ್ರಧಾನ ವೈಜ್ಞಾನಿಕ ಸಲಹೆಗಾರರಾದರು. ಅದೇ ವರ್ಷ ಅಂದರೆ 1998ರ ಮೇ 11ರಂದು ರಾಜಸ್ಥಾನದ ಪೋಖ್ರಾನ್ ಅಣ್ವಸ್ತ್ರ ಪರೀಕ್ಷೆಯ

ವಹಿಸಿದ್ರು. ನಿವೃತ್ತರಾದ ಮೇಲೆ ಕಲಾಂ ಅಣ್ಣಾಮಲೈ ವಿಶ್ವವಿದ್ಯಾಲಯವನ್ನು ಸೇರಿ ವಿಕಲಚೇತನ ಮಕ್ಕಳಿಗಾಗಿ ಸಂಶೋಧನೆಯನ್ನು ಆರಂಭಿಸಿದ್ರು. ಕಲಾಂ ತಮ್ಮ ಸಾಧನೆಯಿಂದಲೇ ಮೇಲೇರುತ್ತಾ ಹೋದ್ರು. 1999 ನವೆಂಬರ್ 25 ವಾಜಪೇಯಿ ಸರ್ಕಾರದ ಮುಖ್ಯ ವೈಜ್ಞಾನಿಕ ಸಲಹೆಗಾರರಾಗಿ ಬಡ್ತಿ ಪಡೆದ್ರು. ಅವರಿಗೆ ಕ್ಯಾಬಿನೆಟ್ ಸಚಿವರ ಸ್ಥಾನಮಾನವನ್ನು ನೀಡಲಾಯಿತು. ಒಟ್ಟಾರೆ ವೈಜ್ಞಾನಿಕ ಅಭಿವೃದ್ಧಿ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸ್ವಾವಲಂಬನೆ ಸಾಧಿಸುವ ನಿಟ್ಟಿನಲ್ಲಿ ಸಲಹೆ ನೀಡುವುದು ಅವರ ಮುಖ್ಯ ಕೆಲಸವಾಗಿತ್ತು. ಹೀಗೆ ದೇಶದ ಮೂಲೆಯೊಂದರಲ್ಲಿ ದೋಣಿ ಮಾಲೀಕರೊಬ್ಬರ ಮಗನಾಗಿ ಹುಟ್ಟಿ ಅದ್ವಿತೀಯ ರಕ್ಷಣಾ ವಿಜ್ಞಾನಿ ಎನಿಸಿದ ಕಲಾಂ 10 ಗೌರವ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. 1981 ಪದ್ಮಭೂಷಣ ಪ್ರಶಸ್ತಿ, 1990 ಕ್ಷಿಪಣಿ ಕಾರ್ಯಕ್ರಮಗಳ ಯಶಸ್ಸಿಗಾಗಿ ಪದ್ಮವಿಭೂಷಣ ಪ್ರಶಸ್ತಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿನ ಸಾಧನೆಗಾಗಿ 1996 HK ಫಿರೋದಿಯಾ ಪ್ರಶಸ್ತಿ, 1997 ರಾಷ್ಟ್ರದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಎನಿಸಿರುವ ಭಾರತರತ್ನ. ಇವುಗಳಿಗೆ ಭಾಜನರಾದವರು ಡಾ APJ ಅಬ್ದುಲ್ ಕಲಾಂ ಅವರು. 2000 ಡಿಸೆಂಬರ್ನಲ್ಲಿ ಇಂಡಿಯನ್ ನ್ಯಾಷನಲ್ ಅಕಾಡೆಮಿ ಆಫ್ ಇಂಜಿನಿಯರಿಂಗ್ ಸಂಸ್ಥೆಯು ಇಂಜಿನಿಯರಿಂಗ್ ಕ್ಷೇತ್ರದ ಜೀವಮಾನದ ಸಾಧನೆ ಪ್ರಶಸ್ತಿಯನ್ನು ನೀಡಿ ಅವರನ್ನು ಗೌರವಿಸಿತು. ಡಾ ಬೈರನ್ ರಾಯ್ ಸ್ಪೇಸ್ ಅವಾರ್ಡ್ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದ ಸಾಧನೆಗಾಗಿರುವ ಓಂ ಪ್ರಕಾಶ್ ಭಾಸಿನ್ ಪ್ರಶಸ್ತಿ, ನ್ಯಾಷನಲ್ ನೆಹರು ಅವಾರ್ಡ್, ಆರ್ಯಭಟ ಪ್ರಶಸ್ತಿ ಇವೆಲ್ಲ ಅಬ್ದುಲ್ ಕಲಾಂ ಗಳಿಸಿಕೊಂಡ ಇತರ ಪ್ರತಿಷ್ಠಿತ ಪ್ರಶಸ್ತಿಗಳು. ಅಣ್ಣಾ ವಿಶ್ವವಿದ್ಯಾನಿಲಯದ DSCEಯಿಂದ ಹಿಡಿದು ಬಾಂಬೆ IIT ಗೌರವ ಡಾಕ್ಟರೇಟ್ ಪದವಿಯವರೆಗೆ ಅನೇಕ ವಿಶ್ವವಿದ್ಯಾನಿಲಯಗಳ ಗೌರವಕ್ಕೆ ಪಾತ್ರರಾದ ಕಲಾಂ ಜಗತ್ತಿನ 33 ವಿಶ್ವವಿದ್ಯಾಲಯಗಳ ಗೌರವ ಡಾಕ್ಟರೇಟ್ ಪಡೆದ ಏಕೈಕ ಭಾರತೀಯರು.

ಸಂಯುಕ್ತ ರಾಷ್ಟ್ರಗಳು ಕಲಾಂ ಅವರ 79ನೇ ಜನ್ಮ ದಿನಾಚರಣೆಯ ಸಂದರ್ಭದಲ್ಲಿ ಅಂದರೆ 2010ರಲ್ಲಿ ಅವರು ಹುಟ್ಟಿದ ದಿನವಾದ ಅಕ್ಟೋಬರ್ 15ನ್ನು ವಿಶ್ವವಿದ್ಯಾರ್ಥಿಗಳ ದಿನ ಎಂಬುದಾಗಿ ಘೋಷಿಸಿತು. ಹಾಗೆ 2005ರ ಮೇ 26ರಂದು ಕಲಾಂ ಸ್ವಿಟ್ಜರ್ಲ್ಯಾಂಡ್ಗೆ ಭೇಟಿ ನೀಡಿದ ಸ್ಮರಣೆಗಾಗಿ ಆ ದಿನವನ್ನು ಸ್ವಿಟ್ಜರ್ಲ್ಯಾಂಡ್ ವಿಜ್ಞಾನ ದಿನವಾಗಿ ಪರಿಗಣಿಸಿದೆ. 2013ರಲ್ಲಿ ಇವರು ಕ್ಷಿಪಣಿ ಕಾರ್ಯಾಚರಣೆಗಳಿಗಾಗಿ ನ್ಯಾಷನಲ್ ಸ್ಪೇಸ್ ಸೊಸೈಟಿ ವತಿಯಿಂದ ವೋನ್ ಬ್ರೌನ್ ಅವಾರ್ಡ್ ಅನ್ನು ಗಳಿಸಿದ್ದಾರೆ. ಇಷ್ಟೇ ಅಲ್ಲದೆ 1994ರಲ್ಲಿ ಭಾರತದ ಇನ್ಸ್ಟಿಟ್ಯೂಟ್ ಆಫ್ ಡೈರೆಕ್ಟರ್ಸ್ ವತಿಯಿಂದ ಡಿಸ್ಟಿಂಗ್ವಿಶ್ಡ್ ಫೆಲೋ, 1997ರಲ್ಲಿ ಇಂದಿರಾಗಾಂಧಿ ರಾಷ್ಟ್ರೀಯ ಭಾವೈಕ್ಯತಾ ಪ್ರಶಸ್ತಿ, 1998ರಲ್ಲಿ ಭಾರತ ಸರ್ಕಾರದ ವೀರ್ ಸಾವರ್ಕರ್ ಪ್ರಶಸ್ತಿ, 2000ರಲ್ಲಿ ಚೆನ್ನೈನ ಆಲ್ವರ್ಸ್ ರಿಸರ್ಚ್ ಸೆಂಟರ್ನಿಂದ ರಾಮಾನುಜನ್ ಪ್ರಶಸ್ತಿ, 2007ರಲ್ಲಿ ಯುಕೆಯ ವಾಲ್ವರ್ ಹ್ಯಾಂಪ್ಟನ್ ವಿಶ್ವವಿದ್ಯಾಲಯದ ಗೌರವಾನ್ವಿತ ಡಾಕ್ಟರೇಟ್ ಆಫ್ ಸೈನ್ಸ್ ಹಾಗೂ ಯುಕೆಯ ರಾಯಲ್ ಸೊಸೈಟಿಯಿಂದ ಕಿಂಗ್ ಚಾರ್ಲ್ಸ್ II ಪದಕ, 2008ರಲ್ಲಿ ಸಿಂಗಾಪುರಿನ ನ್ಯಾನ್ಯಾಂಗ್ ತಾಂತ್ರಿಕ ವಿಶ್ವವಿದ್ಯಾಲಯದಿಂದ ಡಾಕ್ಟರ್ ಆಫ್ ಇಂಜಿನಿಯರಿಂಗ್, 2009ರಲ್ಲಿ ಯುಎಸ್ಎಯ ಕ್ಯಾಲಿಫೋರ್ನಿಯಾ ತಾಂತ್ರಿಕ ವಿದ್ಯಾಸಂಸ್ಥೆಯಿಂದ ಇಂಟರ್ನ್ಯಾಷನಲ್ ಓನ್ ಕಾರ್ಮನ್ ವಿಂಗ್ಸ್ ಪ್ರಶಸ್ತಿ ಹಾಗೂ ಯುಎಸ್ಎಯ ಎಎಸ್ಎಂಇ ಫೌಂಡೇಶನ್ನ ಹೂವರ್ ಪದಕ, ಆಕ್ಲೆಂಡ್ ವಿಶ್ವವಿದ್ಯಾಲಯದ ಗೌರವಾನ್ವಿತ ಡಾಕ್ಟರೇಟ್, 2010ರಲ್ಲಿ ವಾಟರ್ಲೂನಿಂದ ಡಾಕ್ಟರ್ ಆಫ್ ಇಂಜಿನಿಯರಿಂಗ್, 2011ರಲ್ಲಿ ಐಇಇಇನ ಗೌರವಾನ್ವಿತ ಸದಸ್ಯತ್ವ, 2012ರಲ್ಲಿ ಸೈಮನ್ ಫ್ರೇಸರ್ ವಿಶ್ವವಿದ್ಯಾಲಯದಿಂದ ಡಾಕ್ಟರ್ ಆಫ್ ಲಾಸ್ ಹಾಗೆ 2014ರಲ್ಲಿ ಯುಕೆಯ ಎಡಿನ್ಬರ್ಗ್ ವಿಶ್ವವಿದ್ಯಾಲಯದ ವತಿಯಿಂದ ಡಾಕ್ಟರ್ ಆಫ್ ಸೈನ್ಸ್. ಇವಿಷ್ಟು ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರ ಸತತ ಪರಿಶ್ರಮ ಸಾಧನೆಗಳಿಗೆ ಸಂದ ಗೌರವ ಸನ್ಮಾನಗಳು. 2002ರ ಜೂನ್ 18ರಂದು ಅಬ್ದುಲ್ ಕಲಾಂ ರಾಷ್ಟ್ರಪತಿ ಚುನಾವಣೆಗೆ ಸ್ಪರ್ಧಿಸಿ

0: ಓದಕ್ಕೆ ನಾಮಪತ್ರ ಸಲ್ಲಿಸಿದ್ರು. 2002 ಜುಲೈ 15 ನಡೆದ ರಾಷ್ಟ್ರಪತಿ ಚುನಾವಣೆಯಲ್ಲಿ ನಿರೀಕ್ಷಿಸಿದಂತೆ 71 ಹರೆಯದ ಅಬ್ದುಲ್ ಕಲಾಂ ಜಯಶಾಲಿಯಾದ್ರು. ಆ ಮೂಲಕ 2002 ಜುಲೈ 25 ದೇಶದ 11 ರಾಷ್ಟ್ರಪತಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಕಲಾಂ 2007 ಜುಲೈ 25 ಅಂದರೆ 5 ವರ್ಷಗಳ ತಮ್ಮ ಅಮೋಘ ಸೇವೆಯನ್ನು ರಾಷ್ಟ್ರಕ್ಕೆ ಸಲ್ಲಿಸಿದ್ದಾರೆ. ಪೀಪಲ್ಸ್ ಪ್ರೆಸಿಡೆಂಟ್ ಎಂದೇ ಖ್ಯಾತಿಯನ್ನು ಪಡೆದ ಇವರು ಅಮೆರಿಕದ ಅತ್ಯುನ್ನತ ಇಂಜಿನಿಯರ್ ಪ್ರಶಸ್ತಿಯಾದ ಹೂವರ್ ಅನ್ನು ಗಳಿಸಿದ ಏಷ್ಯಾದ ಮೊದಲ ವ್ಯಕ್ತಿಯೆನಿಸಿದ್ರು. ರಾಷ್ಟ್ರಪತಿ ಸ್ಥಾನಕ್ಕೆ ಭಾರತೀಯ ಕ್ಷಿಪಣಿ ಕಾರ್ಯಕ್ರಮಗಳ ಪಿತನ ಆಯ್ಕೆಯಿಂದ ರಾಷ್ಟ್ರಪತಿ ಭವನಕ್ಕೆ ಬುದ್ಧಿಜೀವಿಯೊಬ್ಬನ ಆಗಮನವಾಯಿತು. ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಬಳಿಕ ಮಹಾಮೇಧಾವಿ ರಾಷ್ಟ್ರಪತಿ ಎನಿಸಿದ್ರು ಅಬ್ದುಲ್ ಕಲಾಂ. ಇವರೊಬ್ಬ ಲೇಖಕರೂ ಹೌದು. ವಿಂಗ್ಸ್ ಆಫ್ ಫೈರ್ ಅವರ ಆತ್ಮಕಥೆಯಾಗಿದೆ. ಇಂಡಿಯಾ ವಿಷನ್ 2020, ಇಗ್ನೈಟೆಡ್ ಮೈಂಡ್ಸ್ ಅವರ ಇತರ ಕೃತಿಗಳು. ನಮ್ಮ ದೇಶದ ಹೆಮ್ಮೆಯ ಮಾಜಿ ರಾಷ್ಟ್ರಪತಿಗಳಾದ ಡಾಕ್ಟರ್ ಕಲಾಂ ಎಲ್ಲಾ ವರ್ಗದ ಜನಕ್ಕೂ ಆದರ್ಶ ವ್ಯಕ್ತಿಯಾಗಿದ್ದಾರೆ. ತಮ್ಮ ಪ್ರಭಾವಿತ ವಾಕ್ಚಾತುರ್ಯ ಹಾಗೂ ವಿದ್ಯಾರ್ಥಿ ಸಮುದಾಯದೊಂದಿಗಿನ ನಿಕಟ ಬಾಂಧವ್ಯಕ್ಕೆ ಹೆಸರಾದ ಕಲಾಂ ಭಾರತದಲ್ಲಿನ ಭ್ರಷ್ಟಾಚಾರ ನಿರ್ಮೂಲನೆಗಾಗಿ ರಾಷ್ಟ್ರದ ಯುವ ಪೀಳಿಗೆಯನ್ನು ಧ್ಯೇಯವಾಗಿಟ್ಟುಕೊಂಡು 2011 ದ ವಾಟ್ ಕ್ಯಾನ್ ಐ ಗಿವ್ ಮೂಮೆಂಟ್ ಎಂಬ ಅಭಿಯಾನವನ್ನು ಪ್ರಾರಂಭಿಸಿದ್ರು. ಮಾಜಿ ರಾಷ್ಟ್ರಪತಿಗಳಾದ ಡಾಕ್ಟರ್ APJ ಅಬ್ದುಲ್ ಕಲಾಂ ಯುವ ಜನತೆಯ ಭವಿಷ್ಯದ ಅಭಿಲಾಷೆಗಳ ಕುರಿತು ಹೇಳಿದ್ದು ಹೀಗೆ.
1: It's a young people have to have a mission in life, and there are 3 aspects in it. One, any young mind, I have met so far 18 million youths last 2 decades, all below 20. Now I found they have the ability, young people, whether Bangladesh or India or any nation, the young has got one unique quality: they can think big. Because they don't have bias and they can think big. First one, there are 3 aspects are there. First one, they must possess creativity. Creativity comes from thinking, and thinking comes from knowledge. After all, young people in the school, what they are getting, acquiring the knowledge in the great teacher. Now, second is righteousness in the heart. Where there is righteousness in the heart, there is a beauty in the character. That's a dream of every nation. And this is possible with 3 people. Righteousness in the heart comes father, mother, and the family in a spiritual environment. Not everybody. Then only they can be righteous in the heart. Father, mother, spiritual environment. And third one, the great primary school teacher. These are the 3 people who provide a righteousness in the heart. Third element is, of course, courage, education, and the family environment, and the nation. All the 3 provide for young people courage. Courage to think different, courage to invent, or courage to invent a new philosophy and a poetry possible. And these are the unique traits one should have to dream big. The 3 things should have.

ರಾಷ್ಟ್ರಪತಿಗಳ ಸ್ಥಾನದಿಂದ ನಿವೃತ್ತರಾದ ಬಳಿಕ ಸಮಾಜ ಸೇವೆಯಲ್ಲಿ ತೊಡಗಿದ್ದು ದೇಶದ ಭವಿಷ್ಯ ಮಕ್ಕಳ ಮತ್ತು ಯುವಕರ ಕೈಯಲ್ಲಿದೆ ಎಂಬುದನ್ನರಿತ ಕಲಾಂ ಅವರು ವಿಜ್ಞಾನ ಹಾಗೂ ದೇಶದ ಅಭಿವೃದ್ಧಿ ಬಗ್ಗೆ ಅವರಲ್ಲಿ ಅರಿವು ಉಂಟು ಮಾಡುತ್ತಾ ಇದ್ರು. ಅವರ ಪ್ರತಿಭೆಯನ್ನು ಗುರುತಿಸ್ತಾ ಇದ್ರು. ಪ್ರತಿಭೆ ಎಲ್ಲರಲ್ಲೂ ಸಮಾನವಾಗಿಲ್ಲ, ಆದರೆ ಆ ಪ್ರತಿಭೆಗಳನ್ನು ಗುರುತಿಸುವ ಅವಕಾಶ ಎಲ್ಲರಿಗೂ ಸಮಾನವಾಗಿದೆ ಎಂದು ಅವರು ಹೇಳ್ತಾ ಇದ್ರು. ಹಾಗೆ ಕನಸಿನ ಬಗ್ಗೆ ಅವರು ಈ ರೀತಿ ಹೇಳ್ತಾ ಇದ್ರು. ಡ್ರೀಮ್ ಇಸ್ ನಾಟ್ ವಾಟ್ ಯು ಸೀ ಇನ್ ಸ್ಲೀಪ್, ಬಟ್ ಇಟ್ ಈಸ್ ದ ಥಿಂಗ್ ವಿಚ್ ಡಸ್ ನಾಟ್ ಲೆಟ್ ಯು ಸ್ಲೀಪ್. ನಿದ್ದೆಯಲ್ಲಿ ಕಾಣುವುದು ಕನಸಲ್ಲ, ಎಲ್ರಿಗೂ ಒಂದು ಗುರಿ ಇರಬೇಕು. ನಿದ್ರೆ ಮಾಡಲು ಯಾವುದು ಬಿಡುವುದಿಲ್ವೋ ಅದು ನಿಜವಾದ ಕನಸು.

0: ರಾಷ್ಟ್ರಪತಿ ಸ್ಥಾನದಿಂದ ನಿರ್ಗಮಿಸಿದ ಬಳಿಕ ಯಾವುದಕ್ಕೆ ನಿಮ್ಮನ್ನ ನೆನಪಿಸಿಕೊಳ್ಬೇಕು ಅಂತ ಜನ ಕೇಳಿದ್ದಕ್ಕೆ ಅವರು, ನನ್ನನ್ನು ಒಬ್ಬ ಶಿಕ್ಷಕನನ್ನಾಗಿ ಗುರುತಿಸಿ ಅಂತ ಹೇಳ್ತಾ ಇದ್ರು. ಅವರು ಶಿಲಾಂಗ್ನ ಐಐಎಂ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ನಲ್ಲಿ ಜೀವನಕ್ಕೆ ಪೂರಕವಾದ ಭೂಗ್ರಹದ ನಿರ್ಮಾಣ ಈ ಬಗ್ಗೆ ಉಪನ್ಯಾಸ ಕೊಡುತ್ತಿದ್ದಂತಹ ಸಂದರ್ಭದಲ್ಲಿ 2015 ಜುಲೈ 27 ತೀವ್ರ ಹೃದಯಾಘಾತದಿಂದ ಕೊನೆಯುಸಿರೆಳೆದರು. ಅವರು ಈಗ ನಮ್ಮೊಂದಿಗಿಲ್ಲ, ಆದರೆ ಅವರು ಬಿತ್ತಿದ ಕನಸು ನಮ್ಮೊಂದಿಗಿದೆ. ಈ ಕನಸು ಚಿಗುರೊಡೆದು ಹೆಮ್ಮರವಾಗಬೇಕಾದರೆ ಅವರೇ ಹೇಳಿದ ಹಾಗೆ ಇದು ನಮ್ಮನ್ನು ನಿದ್ರಿಸಲು ಬಿಡದೆ ಸದಾ ದೇಶದ ಅಭಿವೃದ್ಧಿಯಲ್ಲಿ ಕಾರ್ಯತತ್ಪರರಾಗುವಂತೆ ಮಾಡಬೇಕು. ಇದು ನಾವು ಅವರಿಗೆ ಸಲ್ಲಿಸಬೇಕಾಗಿರುವ ಭಾವಪೂರ್ಣ ಗೌರವಾರ್ಪಣೆಯಾಗಿದೆ. ಪ್ರೀತಿಯ ಕೇಳುಗರೆ, ಭಾರತ ರತ್ನರು ಮಾಲಿಕೆಯ ಇಂದಿನ ಕಾರ್ಯಕ್ರಮದಲ್ಲಿ ನೀವು ಇಷ್ಟು ಹೊತ್ತು 1997 ಭಾರತ ರತ್ನ ಪ್ರಶಸ್ತಿಗೆ ಭಾಜನರಾದ ನಮ್ಮ ದೇಶದ ಮಾಜಿ ರಾಷ್ಟ್ರಪತಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರನ್ನು ಪರಿಚಯಿಸಿಕೊಂಡಿರಿ. ಇಲ್ಲಿಗೆ ಇವತ್ತಿನ ಈ ಕಾರ್ಯಕ್ರಮ ಮುಗಿಯಿತು. ಆಲಿಸಿದ ತಮಗೆಲ್ಲ ಧನ್ಯವಾದಗಳು, ನಮಸ್ಕಾರ.
1: ಭಾರತ ರತ್ನರು ಭಾರತ ರತ್ನ ಪ್ರಶಸ್ತಿ ಪುರಸ್ಕೃತರ ಪರಿಚಯಾತ್ಮಕ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಿ KL ವಿದ್ಯಾರಾವ್. ಕಣ್ಣು

ನೆರವು ಪಂಕಜ್ ಕುಡ್ತರ್ಕರ್ ಹಾಗೂ ಲಲಿತಾ ಉದಯಕುಮಾರ್. ಇದುವರೆಗೆ ನೀವು ಕೇಳಿದ ಕಾರ್ಯಕ್ರಮಗಳು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.